ಶುಭೋದಯ. ಇದು ಆಕಾಶವಾಣಿ ಬೆಂಗಳೂರು, ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kHz ಹಾಗೂ DRM ತರಂಗಾಂತರ 603 kHz ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ಅಶ್ವಯುಜ ಮಾಸದ 23 ದಿನ, ಅಂದರೆ 2026 ಇಸವಿ ಅಕ್ಟೋಬರ್ ತಿಂಗಳ 15 ತಾರೀಖು ಗುರುವಾರ. ಈಗ ಸಮಯ ಸರಿಯಾಗಿ 5:59. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಚೈತ್ರ ಎನ್ಎಸ್ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ನಿಲಯದಿಂದ ಇಂದು ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ. 6:10 ದಸರಾ ಗೀತಾರಾಧನಾ, ಪ್ರಾಯೋಜಕರು ಜಿಎಸ್ಎಸ್ಎಸ್ ಮೈಸೂರು, ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 6:30 ದಸರಾ ಚಿಂತನ, ಕೆಟಿ ಶ್ರೀಮತಿ ಅವರಿಂದ, ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದಸರಾದಲ್ಲಿ ಇಂದು ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ವಿದ್ಯಾವರ್ಧಕ ಎಂಜಿನಿಯರಿಂಗ್ ಕಾಲೇಜು ಮೈಸೂರು. 6:50 ರೈತರಿಗೆ ಸಲಹೆ. 7:15 ಭಾವಗೀತೆಗಳು. 7:45 ಚಿತ್ರಗೀತೆಗಳನ್ನು ಆಲಿಸುವಿರಿ. 8:30 ನ್ಯಾಯವಾಣಿ ಕಾನೂನು ಅರಿವಿನ

0: ಈ ಕಾರ್ಯಕ್ರಮ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 8:45 ಚಿತ್ರಗೀತೆಗಳನ್ನು ಆಲಿಸುವಿರಿ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:00 ಮೈಸೂರು ವೃತ್ತಾಂತರಂಗ ಚಾರಿತ್ರಿಕ ವೃತ್ತಗಳ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಯಶಸ್ವಿಯಾಗಿ ಪೂರೈಸಿದ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 9:45 ಗಾನಗಂಗೆ. 10:00 ನವರಾತ್ರಿ ಸಂದರ್ಭದಲ್ಲಿ ವಿಶೇಷ ಸಂಗೀತ ಕಾರ್ಯಕ್ರಮ ಮಾಮವ ಮಹಾವಿದ್ಯ. ರಚನೆ ನಿರೂಪಣೆ ಹಾಗೂ ಸಂಗೀತ ನಿರ್ದೇಶನ ಡಾಕ್ಟರ್ ಎನ್ ರಘು, ನಿರ್ಮಾಣ ಕೆಎಲ್ ರಾಜೇಶ್ವರಿ. 10:30 ಸುನ್ಹಿರೇಪಲ್. 11:00 ಸವಿನೆನಪು. ಇನ್ನು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನವರಾತ್ರಿಯ ಸಂದರ್ಭದಲ್ಲಿ ಭದ್ರಾವತಿಯ ಶ್ರೀರಾಮ ಭಜನಾ ಮಂಡಳಿಯ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ ನಿರ್ವಹಣೆ. ನಂದನ್ ಕುಮಾರ್ ಎಲ್ವೋ. ಕಾರ್ಯಕ್ರಮ ಭದ್ರಾವತಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಹೆಣ್ಣು ಮಕ್ಕಳ ಪಿಸಿಒಡಿ ಹಾಗೂ ಪಿಸಿಒಎಸ್ ಸಮಸ್ಯೆಗೆ ಕಾರಣ ಹಾಗೂ ಪರಿಹಾರಗಳು. ಈ ಕುರಿತು ಕಲಬುರಗಿಯ ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞರಾದ ಡಾ ಸುಜಾತಾ ಸುಬೇದಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್. ಕಾರ್ಯಕ್ರಮ ಕಲಬುರಗಿ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ ಕೃಷಿ ಉಡಾನ್ ಯೋಜನೆ ಬಗ್ಗೆ ಮಾಹಿತಿ ಪ್ರದೀಪ್ ಡಿಎಂ ಹಾವಂಜೆ ಅವರಿಂದ. ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 2:40 ಸ್ನೇಹ ಭಾರತಿ ತಮಿಳು ಕಾರ್ಯಕ್ರಮ. ಇನ್ನು ಸಂಜೆಯ ಪ್ರಸಾರದಲ್ಲಿ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ. ಪ್ರಸ್ತುತಿ ಬಿಕೆ ಸುಮತಿ. 6:30 ಜಿಲ್ಲಾ ವಾರ್ತಾಪತ್ರ. 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ವಸ್ತು ಸಂಗ್ರಹಾಲಯಗಳು. ಈ ಕುರಿತಾಗಿ ಡಾಕ್ಟರ್ ಪ್ರಹ್ಲಾದ್ ಭಟ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಮಂತ್ರಾಲಯ. 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರಮ್ಮ ಮತ್ತು ಸಂಗಡಿಗರಿಂದ ಸೋಬಾನಿಪದ. 7:45 ಸಿರಿಗಂಧ. 9:15 ಭಾವಗೀತೆಗಳು ವಿ ಶೈಲಜಾ ಅವರಿಂದ. 9:30 ಕನ್ನಡ ಭಾರತಿ ಸಣ್ಣ ಕಥೆ ಕಣ್ಣಾಮುಚ್ಚಾಲೆ. ಪ್ರಸ್ತುತಿ ಶ್ರೀನಿವಾಸ ಜೋಕಟ್ಟೆ. ನಂತರ ಕಾವ್ಯಧಾರೆ ಜ್ಯೋತಿ ಮಹಾದೇವ್ ಅವರಿಂದ. ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ. 10:00 ಚರ್ಮರೋಗಕ್ಕೆ ಹೋಮಿಯೋಪತಿ ಚಿಕಿತ್ಸೆ. ಈ ಕುರಿತು ಡಾಕ್ಟರ್ ಎಚ್ಎಸ್ ಪ್ರಸನ್ನ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಇದುವರೆಗೂ ನಿಲಯದಿಂದ ಇಂದು ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ದಿಸ್ ಇಸ್ ಆಕಾಶವಾಣಿ. ದಿ ನ್ಯೂಸ್ ರೆಡ್ ಬೈ ಆಶೀಶ್ ಪಿ ಅಬ್ರಹಾಂ. PM Modi will inaugurate and dedicate to the nation 5 major development projects worth around 3,350 crore rupees in Ladakh today through video conferencing. The projects aim to strengthen connectivity, improve energy infrastructure, conserve cultural heritage and enhance water security in the region. PM will also address the gathering on the occasion. The Union Cabinet has approved the continuation of the National Social Assistance Program for 5 years from 2026-27 to 2030-31 with an outlay of 53,428 crore rupees. Information and Broadcasting Minister Ashwini Vaishnaw made the announcement while briefing the media after the Union Cabinet meeting chaired by PM Modi in New Delhi. The National Social Assistance Program has been renamed as Pradhan Mantri Samajik Sahayata Yojana. Mr. Vaishnav said the assistance under the Disability Pension Scheme will be 375 rupees for beneficiaries up to the age of 79 years and 625 rupees for those aged 80 years and above.
2: The eligibility threshold for disability pension has been reduced from 80% to 40%. This means that persons with disabilities with a 40% disability will now also be eligible for the pension. Earlier, disability pension was provided only to individuals above the age of 18. Now, persons with disabilities will be eligible for the pension from birth. The number of beneficiaries is expected to increase significantly, with approximately 27 lakh persons with disabilities expected to benefit under this pension scheme. The total number of beneficiaries will rise to around 3 crore 20 lakh.
1: Pension schemes for senior citizens and widows as well as the family benefit scheme will continue in their existing form. The union minister said the government has also given nod to the strategic restructuring of IDBI Bank. PM Modi will interact with the Indian contingent that participated in the Asian Games 2026 in New Delhi today. The PM will also address the gathering on the occasion. India finished fourth in the medal tally at the Asian Games held in Aichi, Nagoya, Japan, winning 85 medals, including 21 gold, 27 silver and 37 bronze. The Delhi government has announced a payment of 1,370 rupees to students of Municipal Corporation of Delhi schools through direct benefit transfer. In this regard, Delhi Chief Minister Rekha Gupta said that over 70 crore rupees was released yesterday through DBT for uniforms and school bags for more than 5 lakh MCD school students. On this occasion, she also inaugurated educational facilities such as 10 AI and robotics labs, 1,500 printers, signs on wheels and 60 Chromebooks. The Department of Agriculture and Farmers Welfare will celebrate the national level celebration of Mahila Kisan Divas 2026 in New Delhi today to recognize the women's contribution to Indian agriculture. The Ministry of Agriculture and Farmers Welfare said that women, being an integral part of India's agricultural system, play several pivotal roles from sowing, transplanting and harvesting to livestock management, seed conservation and natural resource management. Indian Embassy in Riyadh has urged all Indian nationals to continue to follow local authorities' instructions, stay indoors in case of aerial attack and refrain from circulating videos or news related to ongoing events in view of the current situation in Saudi Arabia. In a fresh advisory, the embassy informed that two Indian nationals who were injured in the Riyadh airport attack on 10th of October continue to remain in ICU. One Indian national has been shifted from ICU to high dependency unit. Four more Indian nationals continue to receive medical care in normal ward and one person was discharged from the hospital. Flight operations continue to remain suspended at King Khalid International Airport in Riyadh. Flight operations at Dammam, Jeddah and Medina continue with some disruptions. Indian carriers have suspended flights to and from Saudi Arabia until 17th of this month. In men's cricket, West Indies defeated India by 24 runs in the fourth T20 International in Hyderabad last night. Chasing a target of 248 runs set by West Indies, India scored 223 for 9 in 19.3 overs. Sanju Samson was the top scorer with 56 runs. For West Indies, Kemo Paul scalped 5 wickets. Earlier, put into bat, West Indies posted 247 runs for the loss of 3 wickets in stipulated 20 overs. West Indies captain Shea Hope scored unbeaten 102 runs off 50 balls. Shea Hope was adjudged the player of the match. The 5-match series is now levelled at 2-2. And that is the end of this news bulletin.
0: ಸಮಯ 6:10. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ದಸರಾ ವಿಶೇಷ ಗೀತಾರಾಧನ ದೇವಿ ವೈಭವ. ಪ್ರಾಯೋಜಕರು ಗೀತಾ ಶಿಶು ಶಿಕ್ಷಣ ಸಂಘ ಮೈಸೂರು.
4: ಗೀತಾ ಶಿಶು ಶಿಕ್ಷಣ ಸಂಘ ಮೈಸೂರು.
5: ಪ್ರೊಫೆಸರ್ ಬಿಎಸ್ ಪಂಡಿತ್ ಅವರು ಮಹಿಳೆಯರ ಉಜ್ವಲ ಭವಿಷ್ಯಕ್ಕಾಗಿ ತಾಂತ್ರಿಕ ಶಿಕ್ಷಣವನ್ನ ಸುರಕ್ಷಿತವಾದ ಅತ್ಯುತ್ತಮ ಶುಚಿ ಹಾಗೂ ಹಸಿರಾದ ಶೈಕ್ಷಣಿಕ ವಾತಾವರಣದಲ್ಲಿ ಪಡೆಯಬೇಕೆಂಬ ಉದ್ದೇಶದಿಂದ ಸ್ಥಾಪಿಸಿದ ಕರ್ನಾಟಕದ ಮೊದಲನೆಯ ಮಹಿಳಾ ಇಂಜಿನಿಯರಿಂಗ್ ಕಾಲೇಜು.
4: ದೇಶದ ವಿವಿಧ ಮೂಲೆಗಳಿಂದ ವಿದ್ಯಾರ್ಥಿನಿಯರು ಇಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದಾರೆ.
5: ಕ್ರೀಡೆ, ಸಂಸ್ಕೃತಿ, ಎಂಟರ್ಪ್ರಿನರ್ಶಿಪ್, ಎನ್ಎಸ್ಎಸ್, ಎನ್ಸಿಸಿಗಳಲ್ಲಿ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುತ್ತಿದ್ದು ಪ್ಲೇಸ್ಮೆಂಟ್ಗಳಲ್ಲಿ ಅತ್ಯುನ್ನತ ಸ್ಥಾನದಲ್ಲಿದೆ.
4: ಸುರಕ್ಷಿತ ವಸತಿ ಗೃಹ ಹಾಗೂ ಕ್ರೀಡಾಂಗಣ ಲಭ್ಯವಿದೆ.
5: ಮೈಸೂರು ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶಗಳಿಗೂ ಸಾರಿಗೆ ಸೌಲಭ್ಯವಿದೆ.
4: ಇನ್ಕ್ಯುಬೇಷನ್ ಸೆಂಟರ್ ಅನ್ನು ಹೊಂದಿದ್ದು ಉದಯೋನ್ಮುಖ ಉದ್ಯಮಿಗಳನ್ನು ಪ್ರೋತ್ಸಾಹಿಸಲು GSSS TBIF ನ ವತಿಯಿಂದ ಫಂಡಿಂಗ್ ನೀಡಲಾಗುತ್ತಿದೆ.
5: ಹೆಣ್ಣು ಮಕ್ಕಳಿಗೆ ಇದು ಸುರಕ್ಷಿತ ಆಯ್ಕೆಯಾಗಿದೆ.
3: ಕೇಳಿ ದಸರಾ ವಿಶೇಷ ಗೀತಾರಾಧನಾ.

ದೇವಿ ದುರ್ಗಮವಾದದ್ದನ್ನು ಸುಗಮಗೊಳಿಸುವುದಲ್ಲದೆ ಭವವನ್ನು ದಾಟಲು ದಾರಿಯನ್ನು ತೋರುವವಳು. ಅವಳು ಕಾಯುವವಳು, ಶಕ್ತಿ ಕೊಡುವವಳು, ಆಪತ್ತನ್ನು ನಿವಾರಿಸುವವಳು. ಈ ವಿಶ್ವ ಚೈತನ್ಯವನ್ನೇ ದೇವಿ, ಜಗನ್ಮಾತೆ, ಆದಿಪರಾಶಕ್ತಿ, ಅಂಬೆ, ದುರ್ಗೆ, ಭವಾನಿ, ಲಲಿತೆ, ರಾಜೇಶ್ವರಿ ಮುಂತಾದ ಅನೇಕ ನಾಮಗಳಲ್ಲಿ ಆರಾಧಿಸಲಾಗುತ್ತದೆ. ಅವಳು ಸಕಲ ದೇವತೆಗಳಿಗೂ ಶಕ್ತಿಯನ್ನು ಕೊಡುವ ಪರಮಶಕ್ತಿ. ನೀವೀಗ ಕೇಳುವ ಈ ರಚನೆ ಮಾ ದುರ್ಗೆಯನ್ನು ಪಾಪವನ್ನು ಸಂಹರಿಸಿ ದುಃಖವನ್ನು ದೂರ ಮಾಡುವವಳೆಂದು ಸ್ತುತಿಸುತ್ತದೆ. ಪಂಡಿತ್ ರವಿಕಿರಣ್ ಮಣಿಪಾಲ ಅವರ ರಚನೆಯಿದು. ದುರ್ಗೆ ಮಾ ಭವಾನಿ, ಹಾಡಿದ್ದಾರೆ ಶ್ರೀಮತಿ ದೇವಿ.

0: ಐದನೆಯ ದಿನದ ಅಧಿದೇವತೆ ಸ್ಕಂದಮಾತ. ಭಗವಾನ್ ಸ್ಕಂದನ ತಾಯಿಯಾದ್ದರಿಂದ ಈಕೆಯನ್ನು ಸ್ಕಂದಮಾತ ಎನ್ನಲಾಗಿದೆ. ನಾಲ್ಕು ಭುಜಗಳನ್ನು ಹೊಂದಿದ ಈಕೆಯ ವಿಗ್ರಹದಲ್ಲಿ ಬಾಲಸ್ಕಂದನು ಆಕೆಯ ತೊಡೆಯಲ್ಲಿ ಕೂತಿರುವನು.
1: ಸ್ವಾತಿ ತಿರುನಾಳ್ ಅವರು ರಚಿಸಿದ ಸರೋರುಹಾಸನ ಜಾಯೆ ಎಂಬ ಕೃತಿ ಶಕ್ತಿ ಸ್ವರೂಪಿಣಿ ತಾಯಿಯನ್ನು ಕೊಂಡಾಡುತ್ತದೆ. ಪಿ ಸುರಭಿ ಈ ರಚನೆಯನ್ನು ಹಾಡಿದ್ದಾರೆ.

0: ಮೇಲಿನ ಉಪಾಸಕನ ಮನಸ್ಸು ವಿಶುದ್ಧ ಚಕ್ರದಲ್ಲಿ ನೆಲೆಸುತ್ತದೆ. ಆತನ ಮನಸ್ಸು ಎಲ್ಲಾ ಲೌಕಿಕ ಸಾಂಸಾರಿಕ ಮಾಯಿಕ ಬಂಧನಗಳಿಂದ ಮುಕ್ತವಾಗಿ ಪದ್ಮಾಸನ ಸ್ಕಂದಮಾತೆಯ ಸ್ವರೂಪದಲ್ಲಿ ತಲ್ಲೀನವಾಗುತ್ತದೆ.
1: ಚಕ್ರಾಧೀಶ್ವರಿ ತಾಯಿಯ ಸ್ತುತಿ ಜಿಎನ್ ಬಾಲಸುಬ್ರಹ್ಮಣ್ಯಂ ಅವರು ರಚಿಸಿದ ಕೃತಿಯ ಮೂಲಕ ಈಗ ಕೇಳೋಣ. ಶ್ರೀಚಕ್ರರಾಜನಿಲೆಯೇ ಹಾಡಿದ್ದಾರೆ ಎಂಆರ್.

0: ಕರ್ನಾಟಕಿ ಸಂಗೀತದಲ್ಲಿ ಭಕ್ತಿಯೇ ಕೃತಿ ರಚನೆಯ ಜೀವಾಳ. ಮಹಾನ್ ವಾಗ್ಗೇಯಕಾರರು ಸಂಗೀತವನ್ನು ಕೇವಲ ಒಂದು ಕಲೆಯೆಂದು ಕಾಣದೆ ಆತ್ಮ ಸಾಕ್ಷಾತ್ಕಾರಕ್ಕೆ ದಾರಿಯಾದ ಸಾಧನೆ ಎಂದು ಭಾವಿಸಿದರು. ಅವರ ಕೃತಿಗಳಲ್ಲಿ ತಾತ್ವಿಕ ಚಿಂತನೆ, ಆಗಮ ಪುರಾಣಗಳ ಉಲ್ಲೇಖಗಳು, ದೈವಿ ಪ್ರತೀಕಗಳು ಹಾಗೂ ಕಾವ್ಯ ಸೌಂದರ್ಯ ಒಂದಕ್ಕೊಂದು ಬೆರೆತದ್ದು ಕಾಣಿಸುತ್ತವೆ.
1: ದೇವಿ ವೈಭವ ದಸರಾ ವಿಶೇಷ ಗೀತಾರಾಧನಾ ಕೇಳಿದಿರಿ. ರಚನೆ ಹಾಗೂ ನಿರೂಪಣೆ ಪಿ ಶ್ರೀಮತಿ ದೇವಿ. ವಾದ್ಯ ಸಹಕಾರ ಕೊಳಲು ಸ್ಮಿತಾ ಶ್ರೀ ಕಿರಣ್ ಹಾಗೂ ಬಾಲಸುಬ್ರಹ್ಮಣ್ಯ ಭಾರದ್ವಾಜ್. ವಯೋಲಿನ್ ಪೃಥ್ವಿ ಭಾಸ್ಕರ್ ಹಾಗೂ ಎಸ್ಎ ದಿವ್ಯಶ್ರೀ. ವೀಣೆ ಪಿ ಸುರಭಿ. ಹಾರ್ಮೋನಿಯಂ ವೀರಭದ್ರಯ್ಯ ಹಿರೇಮಠ್. ಮೃದಂಗ ತುಮಕೂರು ಬಿ ರವಿಶಂಕರ್, ಎಚ್ಎಲ್ ಶಿವಶಂಕರ ಸ್ವಾಮಿ ಹಾಗೂ ನಂದನ್ ಕಶ್ಯಪ್. ತಬಲ ಭೀಮಾಶಂಕರ್ ಬಿದನೂರ್. ಘಟ ಎಸ್ ಮಂಜುನಾಥ್ ಹಾಗೂ ಎಂಆರ್ ಮಂಜುನಾಥ್. ಸಹ ನಿರೂಪಣೆ ಹಾಗೂ ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ನಿರ್ಮಾಣ ಜಿ ಶಾಂತಕುಮಾರ್. ಸಮಗ್ರ ನಿರ್ವಹಣೆ ಎನ್ ಕೇಶವಮೂರ್ತಿ. ಪ್ರಾಯೋಜಕರು ಗೀತಾ ಶಿಶು ಶಿಕ್ಷಣ ಸಂಘ ಮೈಸೂರು,
2: ಜಿತ್ರಿಬಲ ಸಿಂಹ ಸುಬ್ಬಮಹಾಲಕ್ಷ್ಮಿ ಪ್ರಥಮ ದರ್ಜೆ ಕಾಲೇಜು.
3: ಕಾಮರ್ಸ್ ಮತ್ತು ಐಟಿ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಉದ್ಯೋಗ ಸಜ್ಜಿತ ವೃತ್ತಿಪರರನ್ನು ರೂಪಿಸಲು ಬದ್ಧವಾಗಿದೆ.
2: ಸಿಎ ಸಿಎಂಎ ಯುಎಸ್ ತರಬೇತಿಯೊಂದಿಗೆ ಬಿಸಿಎ ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ತರಬೇತಿ ನೀಡಲಾಗುತ್ತಿದೆ.
3: ಇಲ್ಲಿನ ಬಿಸಿಎ ವಿದ್ಯಾರ್ಥಿಗಳಿಗೆ ಐಟಿ ಉದ್ಯಮದ ಅತ್ಯುತ್ತಮ ಪ್ಯಾಕೇಜ್ಗಳು ದೊರೆಯುತ್ತಿವೆ.
2: ಎಂಟರ್ಪ್ರಿನರ್ಶಿಪ್ ಟ್ರೈನಿಂಗ್ ಹಾಗೂ ಅವಕಾಶಗಳನ್ನ ನೀಡಲಾಗುತ್ತಿದೆ.
0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಸಮಯ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ದಸರಾ ಚಿಂತನ ಕೆಟಿ ಶ್ರೀಮತಿ ಅವರಿಂದ.
2: ನವರಾತ್ರಿಯ 5ನೇ ದಿನವಿಂದು ಶ್ರದ್ಧಾಭಕ್ತಿಗಳಿಂದ ಜನರು ದೇವಿಯನ್ನು ಸ್ಕಂದಮಾತೆಯೆಂದು ಪೂಜಿಸುತ್ತಾರೆ. ಓಂ ಸ್ಕಂದಮಾತಾಯೈ ನಮಃ. ಸಿಂಹಾಸನಗತಾ ನಿತ್ಯಂ ಪದ್ಮಾಶಯತಗತದ್ವಯ. ಶುಭದಾಸ್ತು ಸದಾದೇವಿ ಸ್ಕಂದಮಾತಾ ಯಶಸ್ವಿನಿ. ಶರನ್ನವರಾತ್ರಿಯ 5ನೇ ದಿನ ಜಗತ್ ಕಲ್ಯಾಣ ರೂಪಿಣಿಯಾಗಿ ಸ್ಕಂದಮಾತೆಯು ಮಗನಾದ ಕಾರ್ತಿಕೇಯ ಅಥವಾ ಸ್ಕಂದನನ್ನು ತೊಡೆಯಲ್ಲಿ ಕುಳ್ಳಿರಿಸಿಕೊಂಡ ರೂಪ ಅತ್ಯಂತ ಪವಿತ್ರವೂ ಅದ್ಭುತವೂ ಆದದ್ದು ಎಂದು ಹೇಳಲಾಗಿದೆ. ತಾಯಿಯ ವಾತ್ಸಲ್ಯ, ಕರುಣೆ ಮತ್ತು ಶಕ್ತಿಯ ಪ್ರತೀಕವಾಗಿದ್ದಾಳೆ. ಇಂದು ದೇವಿಯ ಬದಲಾದ ರೂಪವನ್ನು ನಾವು ಕಾಣಬಹುದು. ಅವಳು ತನ್ನ ಆಯುಧವನ್ನು ಕೆಳಗಿಟ್ಟು ಮಗುವನ್ನು ಒಪ್ಪಿಕೊಳ್ಳುತ್ತಾಳೆ. ಸ್ಕಂದ ಎಂದರೆ ಕುಮಾರಸ್ವಾಮಿ, ಕಾರ್ತಿಕೇಯ ಇವನ ತಾಯಿಯೇ ಸ್ಕಂದಮಾತೆ ಅರ್ಥಾತ್ ಪಾರ್ವತೀದೇವಿ. ಈಕೆಯು ಚತುರ್ಭುಜಧಾರಿಯಾಗಿದ್ದು ಎರಡು ಕೈಗಳಲ್ಲಿ ಪದ್ಮವನ್ನು ಹಿಡಿದಿರುತ್ತಾಳೆ. ಒಂದು ಕೈಯಲ್ಲಿ ತನ್ನ ಕಂದನಾದ ಸ್ಕಂದನನ್ನು ಹಿಡಿದು ಮತ್ತೊಂದು ಹಸ್ತದಿಂದ ಜನರನ್ನು ಅನುಗ್ರಹಿಸುತ್ತಾಳೆ. ಸಿಂಹವಾಹಿನಿಯು ಮಡಿಲಲ್ಲಿ ಮಗುವನ್ನು ಕೂಡಿಸಿಕೊಂಡವಳು, ಆದ್ದರಿಂದ ಪದ್ಮಾಸನಾದೇವಿ ಎಂದೂ ಕರೆಯಲ್ಪಡುತ್ತಾಳೆ. ಈಕೆಯ ಮೈಬಣ್ಣವು ಶುಭ್ರ ಬಿಳಿ ಅಥವಾ ತಿಳಿ ಹಳದಿ ಬಣ್ಣದಿಂದ ಕೂಡಿದ್ದು ದೈವಿಕ ಶಾಂತಿಯನ್ನು ಇದು ಸೂಚಿಸುತ್ತದೆ. ಇಂದು ಹಳದಿ ಬಣ್ಣದ ಬಟ್ಟೆ ಧರಿಸುವುದನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ. ಬಾಳೆಹಣ್ಣು ದೇವಿಗೆ ಅತ್ಯಂತ ಪ್ರಿಯವಾದದ್ದು. ಆದ್ದರಿಂದ ಮಾಡಿದ ಸಿಹಿ ತಿಂಡಿಗಳು, ಕೇಸರಿ ಖೀರ್ ಮತ್ತು ಪಾಯಸವನ್ನು ಆಕೆಗೆ ಅರ್ಪಿಸಲಾಗುತ್ತದೆ. ಅಸಹಜವಾದ ವರವನ್ನು ಪಡೆದು ಜಗತ್ತಿಗೆ ಕಷ್ಟ ಕೊಡುತ್ತಿದ್ದ ರಕ್ಕಸ ತಾರಕಾಸುರನನ್ನು ಸಂಹರಿಸಲು ಜನಿಸಿದವನೇ ಸ್ಕಂದ. ತನ್ನ ಪುಟ್ಟ ಕಂದನನ್ನು ಯುದ್ಧಭೂಮಿಗೆ ಕಳುಹಿಸುವ ಈಕೆ ದೇಶ ಮತ್ತು ಧರ್ಮಕ್ಕಿಂತ ತನ್ನ ಮಗ ದೊಡ್ಡವನಲ್ಲ ಎಂಬ ಸಂದೇಶವನ್ನು ನೀಡುತ್ತಾ ತ್ಯಾಗದ ಸಂಕೇತವಾಗಿ ಕಂಡುಬರುತ್ತದೆ.

0: ಹೇಳುತ್ತಾಳೆ. ಸ್ಕಂದ ಮಾತೆಯನ್ನು ಪೂಜಿಸಿದರೆ ದ್ವಿಗುಣ ಫಲ ಪ್ರಾಪ್ತಿಯಾಗುವುದೆಂದೂ, ತಾಯಿಯ ಆಶೀರ್ವಾದದ ಜೊತೆಗೆ ಆಕೆಯ ತೊಡೆಯ ಮೇಲಿರುವ ಬುದ್ಧಿವಂತಿಕೆಯ ದೇವನಾದ ಬಾಲ ಕಾರ್ತಿಕೇಯನ ಆರಾಧನೆಯೂ ಜೊತೆಯಾಗಿಯೇ ನಡೆಯುವುದರಿಂದ ಭಕ್ತರಿಗೆ ದೊರೆಯುವ ಫಲ ದುಪ್ಪಟ್ಟಾಗುತ್ತದೆ ಎನ್ನಲಾಗಿದೆ. ಈ ದಿನದ ಮಂತ್ರ ಓಂ ದೇವಿ ಸ್ಕಂದಮಾತಾಯೇ ನಮಃ. ಇದನ್ನು 108 ಬಾರಿ ಜಪಿಸಿದರೆ ಮನೆಯಲ್ಲಿ ಮಕ್ಕಳಿಗೆ ಸಂಬಂಧಿಸಿದ ತೊಂದರೆಗಳು, ವಿದ್ಯಾಭ್ಯಾಸದ ಅಡಚಣೆಗಳು ನಿವಾರಣೆಯಾಗುತ್ತವೆ. ಸ್ಕಂದಮಾತೆಯನ್ನು ಶ್ರದ್ಧಾಭಕ್ತಿಗಳಿಂದ ಆರಾಧಿಸಿದವರಿಗೆ ಸಂತಾನ ಭಾಗ್ಯ ದೊರೆಯುತ್ತದೆ ಎಂಬ ನಂಬಿಕೆಯೂ ಇದೆ. ಪುರಾಣಗಳ ಪ್ರಕಾರ ತಾಯಿ ಮನಸ್ಸಿನ ಸಂಕೇತ. ನವರಾತ್ರಿಯ ಎಲ್ಲ ಅವತಾರಗಳಲ್ಲಿ ತಾಯಿ ಮಗುವನ್ನು ಹಿಡಿದಿರುವುದು ಈ ಅವತಾರದಲ್ಲಿ ಮಾತ್ರ. ಇದು ವಾತ್ಸಲ್ಯ, ಮಮತೆ, ರಕ್ಷಣೆಯ ಸಂಕೇತ. ತಾಯಿ ಕೇವಲ ಶಕ್ತಿ ಮಾತ್ರವಲ್ಲ, ಪ್ರೀತಿಯ ಕಡಲು ಎಂಬ ಸಂದೇಶವಿದೆ. ಈಕೆ ಸೌರಮಂಡಲದ ಅಧಿಷ್ಠಾತ್ರಿ ದೇವತೆ. ಇವಳ ಆರಾಧನೆಯಿಂದ ಮನದ ಕ್ಲೇಶ ನಾಶವಾಗುತ್ತದೆ. ಇದು ಜ್ಞಾನ ಮತ್ತು ಮೋಕ್ಷದ ದಿನ ಕೂಡ. ಇಂದು ಈಕೆಯನ್ನು ಪೂಜಿಸಿದರೆ ಬುದ್ಧಿಶಕ್ತಿ ಹೆಚ್ಚಿ ಅಜ್ಞಾನ ದೂರವಾಗುತ್ತದೆ. ಯೋಗಶಾಸ್ತ್ರದ ಪ್ರಕಾರ ನಮ್ಮ ಗಂಟಲಿನಲ್ಲಿರುವ ವಿಶುದ್ಧಿ ಚಕ್ರವು ಜಾಗೃತಗೊಂಡು ಮಾತು ಮಧುರವೂ, ಸ್ಪಷ್ಟವೂ ಮತ್ತು ಸತ್ಯವೂ ಆಗುತ್ತದೆ ಎನ್ನಲಾಗುತ್ತದೆ. ನಾವು ನಮ್ಮ ಸ್ವಾರ್ಥವನ್ನು ಬಿಟ್ಟು ಸಮಾಜಕ್ಕಾಗಿ, ದೇಶಕ್ಕಾಗಿ ಬದುಕಬೇಕು ಎನ್ನುವ ಸಂದೇಶವೂ ಇಲ್ಲಿದೆ. ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ.
1: ಇದುವರೆಗೂ ಕೆಟಿ ಶ್ರೀಮತಿ ಅವರಿಂದ ದಸರಾ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಸಮಯ 6:35. ಆಕಾಶವಾಣಿ ಕನ್ನಡ ರತ್ನ ಭಂಡಾರ. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕನ್ನಡ ಚಿತ್ರಗೀತೆಗಳ ಸಾಹಿತ್ಯಕ್ಕೆ ಕವಿ ಸಾಹಿತ್ಯದ ಮೆರುಗು ತಂದು ಚಿತ್ರಗೀತೆಗಳು ಕವನಗಳೇ, ಅದು ಒಂದು ವಿಶಿಷ್ಟ ಪ್ರಕಾರದ ಕಾವ್ಯವೇ ಅಂತ ಹೇಳಿದವರು ವಿಜಯನಾರಸಿಂಹ. ಮೂಲತಃ ಮಂಡ್ಯದವರು. ಕುವೆಂಪು, ಪೋತಿ ನರಸಿಂಹಾಚಾರ್, ಗೋಪಾಲಕೃಷ್ಣ ಅಡಿಗರಿಂದ ಪ್ರಭಾವಿತರಾಗಿದ್ದವರು. ಪತ್ರಕರ್ತರಾಗಿದ್ದರು. ಪುಟ್ಟಣ್ಣ ಕಣಗಾಲ್ ಅವರ ಬಹುತೇಕ ಚಿತ್ರಗಳಿಗೆ ಸಾಹಿತ್ಯ ಒದಗಿಸಿದರು. ಭಕ್ತಿಗೀತೆಗಳ ಆಲ್ಬಂಗಳಿಗೂ ಕೂಡ ಅವರು ಸಾಹಿತ್ಯ ಬರೆದರು. ವಿಜಯನಾರಸಿಂಹ ಅವರ ಗೀತೆಗಳನ್ನ ನಾವು ಕೇಳಿದ್ದೀವಿ. ಅವರ ಧ್ವನಿಯನ್ನ ಕೇಳೋಣ ಇವತ್ತಿನ ರತ್ನ ಭಂಡಾರದಲ್ಲಿ.
1: ಮೈಸೂರಿನ ವಾತಾವರಣ ಎಂಥವರಿಗೂ ಸಂಗೀತ ಮತ್ತು ಸಾಹಿತ್ಯಕ್ಕೆ ಪ್ರೋತ್ಸಾಹದ ಕೇಂದ್ರ. ಬಹಳ ಒಳ್ಳೆ ಸ್ಫೂರ್ತಿ ಉಂಟಾಗುತ್ತೆ. ಸಂಗೀತಗಾರರಂತೂ ನಾವು ಕೇಳಿದ ಆ ಸಂಗೀತಗಾರರು ಆ ಸಂಗೀತ ಸುದ್ದಿ ಇವತ್ತು ಯಾಕೋ ನಶಿಸೋಗಿದೆ ಅಂತಂದ್ಬಿಟ್ಟು ನಮಗೆ ನಿಜವಾಗಿ ದುಃಖವಾಗುತ್ತೆ. ಸಂಗೀತ ಮತ್ತು ಸಾಹಿತ್ಯದ ಎರಡರ ಒಂದು ಓತಪ್ರೋತವಾದಂಥ ಒಂದು ಸಂಗಮ. ನಾವು ರಂಗಭೂಮಿ, ಅಲ್ಲಿನ ಸಂಗೀತ, ಸಂಗೀತದ ಕ್ಷೇತ್ರ, ಅದಕ್ಕೆ ಅಂದರೆ ನಿಸ್ವಾರ್ಥವಾಗಿ ಕೇವಲ ಮೋಕ್ಷಗಾಮಿಗಳು ಅಂತಲೇ ಹೇಳ್ಬೋದು. ಅಂಥ ಮಹಾಮಹಾ ಸಂಗೀತಗಾರರು ಅವಾಗ ಅಲ್ಲಿ ಹಾಡ್ತಾಯಿದ್ರು, ಅದನ್ನು ನಾವು ಕೇಳಿದ್ವಿ. ನಾಲ್ವಡಿ ಕೃಷ್ಣರಾಜ ಒಡೆಯರಂಥ ಸಂಗೀತ ಪ್ರಿಯರು ಮಹಾರಾಜರಾಗಿ ಸಂಗೀತಗಾರರಿಗೂ ಸಾಹಿತಿಗಳಿಗೂ ಅನೇಕ ದೃಷ್ಟಿಯಿಂದ ಆಗ ಪ್ರೋತ್ಸಾಹ ಕೊಡ್ತಾಯಿದ್ರು. ನಮಗೆ ನಮ್ಮ ಹತ್ತಿರದಲ್ಲೇ ಅಂದರೆ ನಮ್ಮ ಸುತ್ತಮುತ್ತಲ ಅಂದರೆ ನಮ್ಮ ಮನೆ ಹತ್ತಿರದಲ್ಲೇ ಇದ್ದವರು ಅಂತಂದರೆ ಗೋಪಾಲಕೃಷ್ಣ ಅಡಿಗ. ಈ ಎಲ್ಲ ಮಹನೀಯರ ಒಂದು ಸತ್ಸಂಗದಿಂದ ನಾನು ಬರೀತಾನೂ ಇದ್ದೆ. ಸಂಗೀತದಲ್ಲಿ ನನಗೆ ಅಭಿರುಚಿನೂ ಇತ್ತು. ನಮ್ಮ ಅಣ್ಣಂದರು ಕೃಷ್ಣಶಾಸ್ತ್ರಿಗಳು ಮತ್ತು ರಾಮಚಂದ್ರ ಶಾಸ್ತ್ರಿಗಳು ಅಂತ, ಅವರು ಸಿನಿಮಾದಲ್ಲೂ ಪ್ರಸಿದ್ಧರು ಮತ್ತು ನಾಟಕರಂಗದಲ್ಲೂ ಪ್ರಸಿದ್ಧರು. ಅವರ ಒಂದು ಪ್ರೇರಣೆ ಮತ್ತು ಅವರ ಪ್ರೋತ್ಸಾಹದಿಂದ ನನಗೆ ಸಿನಿಮಾ ರಂಗಕ್ಕೆ ನೆಂಟು ಉಂಟಾಯಿತು. ನನಗೆ ಬಹಳ ಅಂದರೆ ಮಡಿವಂಥ ಭಾವನೆ ನನ್ನಲ್ಲಿತ್ತು. ನಾನು ಸಿನಿಮಾಗೆ ಬರೆದ್ರೆ ನನ್ನ ಸಾಹಿತ್ಯ ಕಲುಷಿತವಾಗುತ್ತೆ ಏನೋ ಅನ್ನೋ ಒಂದು

0: ಭಾವನೆಯೂ ಕೂಡ ನನಗಿತ್ತು. ಆದರೆ ನಮ್ಮ ಅಣ್ಣ ರಾಮಚಂದ್ರ ಶಾಸ್ತ್ರಿಗಳವರು ಹೇಳಿದ್ರು, ನೀನು ಸಿನಿಮಾ ರಂಗಕ್ಕೆ ಬಂದು ನೋಡು, ನಿನಗೆ ಗೊತ್ತಾಗುತ್ತೆ, ಸುಮ್ಮನೆ ದೂರದ ಬೆಟ್ಟ ನುಣ್ಣಗೆ ನಮಗೆ ಕಾಣೋದಿಲ್ಲ, ಅದು ಹೊನ್ನು ನಮ್ಮ ಸಾಹಿತ್ಯ ಚೆನ್ನ ಭಾವನೆ ಬಿಟ್ಬಿಡು ಅಂತಂದ್ಬಿಟ್ಟು ಹೇಳಿ ಸಿನಿಮಾ ರಂಗಕ್ಕೆ ಕರೆಸಿ, ನನ್ನ ಕೈಲಿ ಮೊದಲೇದಾಗಿ ಅವರು ಡಬ್ಬಿಂಗ್ ಪಿಕ್ಚರ್ಗೆ ಬರೆಯೋದಕ್ಕೆ ಅವರು ಹೇಳಿಕೊಟ್ರು, ನಾನು ಬರೆದೆ. ಅದಾದಮೇಲೆ ನನಗೆ ಸಾಹಿತ್ಯ ಯಾವ ರೀತಿ ಕಲುಷಿತವಾಗದೇ ಇರೋ ಹಾಗೆ ನಮ್ಮದೇ ಆದ ರೀತಿಯಲ್ಲಿ ಚಿತ್ರರಂಗದಲ್ಲೂ ಒಳ್ಳೆಯ ಸಾಹಿತ್ಯ ಕೊಡೋಕ್ಕೆ ಸಾಧ್ಯ ಅನ್ನೋದನ್ನ ನಾನು ನನ್ನ ಮೊದಲನೇ ಚಿತ್ರದಿಂದ ಕಂಡುಕೊಂಡೆ. ಅದು ನನ್ನ ಮೊದಲನೇ ಚಿತ್ರ ಓಹಿಲೇಶ್ವರ. ಈ ದೇಹದಿಂದ ದೂರನಾದೆ ಅನ್ನೋದು ಮೊದಲೇ ಮನೇಲಿ ಕೂಡ ಹಾಡ್ತಾ ಇದ್ದಂಥ ಆಗಿನ ಕಾಲದ ಒಂದು ಬಹಳ ಒಳ್ಳೆ ಜನಪ್ರಿಯ ಗೀತೆ ಆಯಿತು. ಅಂದಿನಿಂದ ನನ್ನ ಸಾಹಿತ್ಯ ರಂಗದ ಒಂದು ಕೃಷಿ ಚಿತ್ರರಂಗದಲ್ಲೂ ಪ್ರಾರಂಭವಾಯಿತು.
1: ಕನ್ನಡ ರತ್ನಭಂಡಾರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಕೇಳಿದ ಧ್ವನಿ ಖ್ಯಾತ ಚಿತ್ರ ಸಾಹಿತಿ ವಿಜಯನಾರಸಿಂಹ ಅವರದು. ಕನ್ನಡ ರತ್ನಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನಭಂಡಾರ.

ಕನ್ನಡದ ಒಂದೊಂದು ನುಡಿಯು ಕಿಡಿಯಾಗಬೇಕು, ಸಿಡಿಲಾಗಬೇಕು, ನಕ್ಷತ್ರವಾಗಬೇಕು, ಅಮೃತ ಬಿಂದುವಾಗಬೇಕು. ಇದು ನಮ್ಮ ಆಶೆ. ಈ ಆಶೆಯನ್ನು ಈಡೇರಿಸಲು ದುಡಿಯುವುದರಲ್ಲಿ ಎಲ್ಲ ದೇಶ ಭಾಷಾ ಬಾಂಧವರು, ಅವರ ಅದೃಷ್ಟ ಶಕ್ತಿಗಳು ಸಹಕರಿಸಲಿ. ಹೀಗೆ ಕರೆ ನೀಡಿದವರು ಕನ್ನಡ ನಾಡು ನುಡಿ ಸಂಸ್ಕೃತಿಯ ಅಭಿವೃದ್ಧಿಗಾಗಿ ದುಡಿದ ಹಿರಿಯ ಕವಿ ಡಿ ವಿ ಗುಂಡಪ್ಪನವರು.

0: ಸಮಯ 6:40. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ದಸರಾದಲ್ಲಿ ಇಂದು ನಾಡಹಬ್ಬ ದಸರಾ ಮಹೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ. ಪ್ರಾಯೋಜಕರು ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು.
2: ನೀವು ಸಿಲೆಬಸ್ ಗೂ ಮೀರಿದಂತಹ ಡಿಫರೆಂಟ್ ಎಂಬಿಎ ಪ್ರೋಗ್ರಾಮ್ ಹುಡುಕ್ತಾ ಇದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, HR ಬಿಸಿನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ ಗಳು ಲಭ್ಯ. ಡೆಹ್ರಾಡೂನ್ ನಿಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ 3rd stage, ಮೈಸೂರು, ಆರ್ ವಿಸಿಟ್ vvce.ac.in.
3: ದಿನಾಂಕ 15 ಬೆಳಗ್ಗೆ 7 ಮೈಸೂರು ರಂಗಾಚಾರ್ಯ ಪುರಭವನದ ಆವರಣದಿಂದ ಪಾರಂಪರಿಕ ನಡಿಗೆ ಪ್ರಾರಂಭವಾಗಲಿದೆ.
4: ಬೆಳಗ್ಗೆ 10:30 ಬಿಎಂ ಶ್ರೀ ಸಭಾಂಗಣ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಮೈಸೂರು ವಿಶ್ವವಿದ್ಯಾನಿಲಯ, ಇಲ್ಲಿ ಚಿಗುರು ಕವಿಗೋಷ್ಠಿ ಉದ್ಘಾಟನೆಗೊಳ್ಳಲಿದೆ.
3: ಇದಕ್ಕೆ ಮುಂಚಿತವಾಗಿ ಲಕ್ಷ್ಮೀರಾಮ್ ಮತ್ತು ತಂಡದವರಿಂದ ಕವಿ ಕಾವ್ಯಗಾನ ಬೆಳಗ್ಗೆ 9:00, ಮಧ್ಯಾಹ್ನ 2:30 ಕಾಡಿನ ಕೊಳಲು ಕುವೆಂಪು ಗೀತೆಗಳ ನೃತ್ಯ ರೂಪಕ ಪ್ರಸ್ತುತಪಡಿಸುವವರು ಬೆಂಗಳೂರಿನ ಮನೋಜ್ಞ ನೃತ್ಯ ಅಕಾಡೆಮಿ ಹಾಗೂ ಮಂಡ್ಯದ ಜನಧನಿ ಸಾಂಸ್ಕೃತಿಕ ಸಂಘಟನೆಯ ಸದಸ್ಯರು.
4: ಸಂಜೆ 6 ಉತ್ತನಹಳ್ಳಿಯ ಜ್ವಾಲಾಮುಖಿ ತ್ರಿಪುರ ಸುಂದರಿ ದೇವಸ್ಥಾನದ ಸಮೀಪ ಯುವ ದಸರಾ ಕಾರ್ಯಕ್ರಮದ ಅಂಗವಾಗಿ ಹಿನ್ನೆಲೆ ಗಾಯಕರಾದ ಸಿದ್ ಶ್ರೀರಾಮ್ ಅವರ ಕಾರ್ಯಕ್ರಮ ಆಯೋಜಿತವಾಗಿದೆ.
3: ಯೋಗ ದಸರಾದ ಅಂಗವಾಗಿ ಮೈಸೂರು ಹಾಗೂ ನಂಜನಗೂಡಿನ ವಿವಿಧ ಸ್ಥಳಗಳಲ್ಲಿ ಯೋಗಚಾರಣ ಹಾಗೂ ದುರ್ಗಾ ನಮಸ್ಕಾರ ಕಾರ್ಯಕ್ರಮ ಆಯೋಜಿತವಾಗಿದೆ.
4: ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನದಲ್ಲಿ ಆಯೋಜಿತವಾಗಿರುವ ಪುಸ್ತಕ ಪ್ರದರ್ಶನ ಮತ್ತು ಮಾರಾಟ ಮೇಳದಲ್ಲಿ ಸಾಹಿತಿಗಳೊಂದಿಗೆ ಸೆಲ್ಫಿ ಕಾರ್ಯಕ್ರಮದಲ್ಲಿ ಇಂದು ಭಾಗವಹಿಸಲಿರುವ ಸಾಹಿತಿಗಳು ಪ್ರೊಫೆಸರ್ ಕೃಷ್ಣಮೂರ್ತಿ ಬಿಳಿಗೆರೆ, ಶ್ರೀ ಅಗ್ರಹಾರ ಕೃಷ್ಣಮೂರ್ತಿ ಮತ್ತು ಶ್ರೀಮತಿ ಕವಿತಾ ಕುಸಗಲ್. ಶ್ರೀ ಸಬ್ಬನಹಳ್ಳಿ ರಾಜು ಮತ್ತು ತಂಡದವರಿಂದ ಜನಪದ ಗೀತೆಗಳ ಗಾಯನವಿದೆ. ಪ್ರತಿದಿನ ಬೆಳಗ್ಗೆ 11:30 ವಿವಿಧ ಪುಸ್ತಕಗಳ ಬಿಡುಗಡೆ ಹಾಗೂ ಸಂಜೆ 4:30 ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಕವಿತೆ ವಾಚಿಸಿ ಗಿಡ ಗಿಟ್ಟಿಸಿ ಎಂಬ ನೂತನ ಕಾರ್ಯಕ್ರಮವೂ ಕೂಡ ಇದೆ.
3: ಮೈಸೂರು ಬೊಂಬೆ ರಂಗಮಂದಿರದ ವತಿಯಿಂದ ನಡೆಯುತ್ತಿರುವ ಮೈಸೂರು ದಸರಾ ವಿಶೇಷ ಬೊಂಬೆಯಾಟ

0: 6ರ ಅಂಗವಾಗಿ ಇಂದು ಸಂಜೆ 6 ಗಂಟೆಗೆ ಶ್ರೀಕೃಷ್ಣ ತುಲಾಭಾರ ಪ್ರಸಂಗ ಏರ್ಪಾಟಾಗಿದೆ. ನಿರ್ದೇಶಕರು ಎಂಆರ್ ರಂಗನಾಥ ರಾವ್.
1: ನವರಾತ್ರಿ ರಂಗೋತ್ಸವದ ಅಂಗವಾಗಿ ಮೈಸೂರಿನ ರಂಗಾಯಣದ ಭೂಮಿಗೀತದಲ್ಲಿ ಸಂಜೆ 6:30 ಸಹಜ ರಂಗ ನಿರಂತರ ಮೈಸೂರು ತಂಡದವರಿಂದ ದರಾ ಬೇಂದ್ರೆ ವಿರಚಿತ ನಾಟಕ ಜಾತ್ರೆ ಪ್ರದರ್ಶನಗೊಳ್ಳಲಿದೆ.
0: ಕುಪ್ಪಣ್ಣ ಪಾರ್ಕ್ ಹಾಗೂ ಲಿಂಗಾಮುದ್ದಿ ಸಸ್ಯಶಾಸ್ತ್ರೀಯ ತೋಟದಲ್ಲಿ ಆಯೋಜಿತವಾಗಿರುವ ಪುಷ್ಪಮೇಳ ಮತ್ತು ಸಸ್ಯತೋಟ ಭೇಟಿ ಕಾರ್ಯಕ್ರಮದಲ್ಲಿ ಶಾಲಾ ಸಮವಸ್ತ್ರ ಧರಿಸಿ ಬರುವ ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶವನ್ನು ಬೆಳಿಗ್ಗೆ 9:00 ಮಧ್ಯಾಹ್ನ 1:00 6 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಪ್ರವೇಶವನ್ನು ನೀಡಲಾಗಿದೆ.
1: ಇಂದು ಸಂಜೆ 7:00 ಮೈಸೂರು ಅರಮನೆ ವೇದಿಕೆಯಲ್ಲಿ ಸ್ಟಾಕ್ಯಾಟೋ ಫ್ಲೆಶ್ಲಿ ಬ್ರೇವ್ಡ್ ಅವರಿಂದ ಇಂಡಿಯನ್ ಕಂಟೆಂಪರರಿ ಫ್ಯೂಷನ್ ಏರ್ಪಡಿಸಲಾಗಿದೆ.

ದಿನಾಂಕ 15ರಂದು ಅರಮನೆ ವೇದಿಕೆಯಲ್ಲಿ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಮಧ್ಯಾಹ್ನ 3:30ಕ್ಕೆ ಮೈಸೂರಿನ ಡಿ ನಾದ ಕ್ರಿಯೇಷನ್ಸ್ನ ಶ್ರೀ ಸಿದ್ದೇಶ್ವರ ಮತ್ತು ತಂಡದವರಿಂದ ಜನಪದ ಗೀತೆ. ಸಂಜೆ 4:15ಕ್ಕೆ ಡಾಕ್ಟರ್ ಶ್ರುತಿರಂಜನಿ ಎಂಟಿ ಹಾಗೂ ಬಿಂದು ಮಾಲಿನಿ ಎಂಟಿ ಮತ್ತು ತಂಡದವರಿಂದ ಕರ್ನಾಟಕ ಶಾಸ್ತ್ರೀಯ ದ್ವಂದ್ವ ಗಾಯನವಿದೆ.

ಸಂಜೆ 5 ಗಂಟೆಗೆ ಕೋಲಾರದ ಚಿಂತನಪಲ್ಲಿ ವಿ ಶ್ರೀನಿವಾಸ ಮತ್ತು ತಂಡದವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಸಂಜೆ 6 ಗಂಟೆಗೆ ಬೆಂಗಳೂರಿನ ಉಪ್ಕಾರ್ ಕಲ್ಚರಲ್ ಅಕಾಡೆಮಿ ಟ್ರಸ್ಟ್ನ ಶ್ರೀ ಟಿ ರಾಜಾರಾಮ್ ಮತ್ತು ತಂಡದವರಿಂದ ಸುಗಮ ಸಂಗೀತವಿದೆ. ರಾತ್ರಿ 8:30 ಗಂಟೆಗೆ ವಿಶೇಷ ಆಹ್ವಾನಿತ ಕೇರಳ ರಾಜ್ಯದ ನೃತ್ಯ ಕಾರ್ಯಕ್ರಮವಿದೆ. ಜಗನ್ಮೋಹನ ಅರಮನೆ ವೇದಿಕೆಯಲ್ಲಿ ಸಂಜೆ 5 ಗಂಟೆಗೆ ಮೈಸೂರಿನ ಗಿರೀಶ್ ಬಿ ಮತ್ತು ತಂಡದವರಿಂದ ಸ್ಯಾಕ್ಸೋಫೋನ್ ವಾದನ. ಸಂಜೆ 5:30 ಗಂಟೆಗೆ ಬೆಂಗಳೂರಿನ ಸೂರ್ಯ ಆರ್ಟ್ಸ್ ಇಂಟರ್ನ್ಯಾಷನಲ್ನ ನಂದ ಮತ್ತು ತಂಡದವರಿಂದ ನೃತ್ಯ ರೂಪಕ ಮಾಯಾದೀಪ. ಸಂಜೆ 6:30 ಗಂಟೆಗೆ ಬಾಗಲಕೋಟೆಯ ಡಾ ಪಂಡಿತ ಶ್ರೀಕಾಂತ ಚಿಮಲ್ ಮತ್ತು ತಂಡದವರಿಂದ ಹಿಂದೂಸ್ತಾನಿ ಸಂಗೀತ. ರಾತ್ರಿ 7 ಗಂಟೆಗೆ ಮೈಸೂರಿನ ಶುಭಾಷಿಣಿ ಕಲಾ ತಂಡದ ವತಿಯಿಂದ ವಾದ್ಯ ಸಂಗೀತ. ರಾತ್ರಿ 8:30 ಗಂಟೆಗೆ ಸುಬ್ರಹ್ಮಣ್ಯ ಚಿಟ್ಟಾಣಿ ಮತ್ತು ತಂಡದವರಿಂದ ಯಕ್ಷಗಾನ ಪ್ರಸಂಗ ಶ್ರೀರಾಮ ದರ್ಶನ.

ಕರ್ನಾಟಕ ಕಲಾಮಂದಿರ ವೇದಿಕೆಯಲ್ಲಿ ಸಂಜೆ 4:15 ಬಿಎನ್ ಸಂಜೀವ ಮತ್ತು ತಂಡದವರಿಂದ ಸ್ಯಾಕ್ಸೋಫೋನ್ ವಾದನ, 4:45 ಬೆಂಗಳೂರಿನ ನವಭಾರತಿ ನೃತ್ಯ ಯೋಗ ಮತ್ತು ಸಂಗೀತ ಅಕಾಡೆಮಿಯ ವಿದುಷಿ ಭಾರತಿ ಹೆಗಡೆ ಮತ್ತು ತಂಡದವರಿಂದ ಭರತನಾಟ್ಯ ಕಾರ್ಯಕ್ರಮ, ರಾತ್ರಿ 7:30 ವಿಜಯನಗರದ ರೀನಾ ನಂದನ್ ಮತ್ತು ತಂಡದವರಿಂದ ಸುಗಮ ಸಂಗೀತ, ರಾತ್ರಿ 8:30 ಬಾಗಲಕೋಟೆಯ ಡಿ ನಾಗರಾಜ ಮತ್ತು ತಂಡದವರಿಂದ ಬಯಲಾಟ. ಗಾನಭಾರತಿ ವೇದಿಕೆಯಲ್ಲಿ 4:30 ಮಂಡ್ಯದ ಶ್ರೀ ವಿನಾಯಕ ಮಹಿಳಾ ಕೋಲಾಟ ತಂಡದವರಿಂದ ಮಹಿಳಾ ಕೋಲಾಟ, 4:45 ಕೊಪ್ಪಳ ಜಿಲ್ಲೆಯ ಹನುಮಂತ್ ನರೇಗಲ್ ಮತ್ತು ತಂಡದವರಿಂದ ವಚನದಾಸ ತತ್ವವೈಭವ, 5:00 ವಿಜಯನಗರದ ಕೆ ಶಾರದ ಮತ್ತು ತಂಡದವರಿಂದ ಸುಗಮ ಸಂಗೀತ, ಬೆಂಗಳೂರಿನ ಯುಕ್ತ ಕಿರಣ್ ಮತ್ತು ತಂಡದವರಿಂದ ಸಾಂಸ್ಕೃತಿಕ ನೃತ್ಯ ಕಾರ್ಯಕ್ರಮ 6:00, ಮೈಸೂರಿನ ನವೀನ ಟಿಎಸ್ ಮತ್ತು ತಂಡದವರಿಂದ ಭಜನೆ ಕಾರ್ಯಕ್ರಮವನ್ನು ರಾತ್ರಿ 7:00 ನೀವು ವೀಕ್ಷಿಸಬಹುದು. ರಾತ್ರಿ 8:00 ಕಲಬುರಗಿಯ ಡಾಕ್ಟರ್ ಸಿದ್ದರಾಮಪ್ಪ ಪೊಲೀಸ್ ಪಾಟೀಲ ಕುಕನೂರ ಮತ್ತು ತಂಡದವರಿಂದ ಹಿಂದೂಸ್ತಾನಿ ಸಂಗೀತವಿದೆ. ನಾದಬ್ರಹ್ಮ ಸಂಗೀತ ಸಭಾ ವೇದಿಕೆಯಲ್ಲಿ 5:00 ಮಂಡ್ಯದ ಎಂಎನ್ ಗಿರೀಶ್ ಮತ್ತು ತಂಡದವರಿಂದ ನಾಗಸ್ವರ ವಾದನ, 5:00 ಬೆಂಗಳೂರು ದಕ್ಷಿಣ ಜಿಲ್ಲೆಯ ಶ್ರೀ ಚಾಮರಾಜ ಮತ್ತು ತಂಡದವರಿಂದ ಭರತನಾಟ್ಯ ಕಾರ್ಯಕ್ರಮ, 6:00 ಮೈಸೂರಿನ ಪ್ರಜ್ಞಾ ಎಜುಕೇಶನ್ ಅಂಡ್ ಕಲ್ಚರಲ್ ಟ್ರಸ್ಟ್ನವರಿಂದ ಸುಗಮ ಸಂಗೀತ, ರಾತ್ರಿ 7:00 ಚಂದಾಪುರದ ಶ್ರೀ ಗಾನಯೋಗಿ ಡಾಕ್ಟರ್ ಪಂಡಿತ್ ಪುಟ್ರಾಜ್ ಗವಾಯಿಗಳ ಸೇವಾ ಸಂಘದ ವತಿಯಿಂದ ಲಘುಶಾಸ್ತ್ರೀಯ ಸಂಗೀತ, ರಾತ್ರಿ 8:00 ಬೆಂಗಳೂರು ದಕ್ಷಿಣ ಜಿಲ್ಲೆಯ ಸೌಮ್ಯ ಬಿಕೆ ಮತ್ತು ತಂಡದವರಿಂದ ಸಮೂಹ ನೃತ್ಯ. ಚಿಕ್ಕ ಗಡಿಯಾರ ವೇದಿಕೆಯಲ್ಲಿ 5:00 ಮೈಸೂರಿನ ಶ್ರೀ ಚಾಮುಂಡೇಶ್ವರಿ ಜನಪದ ಕಲಾ ತಂಡದವರಿಂದ ಡೊಳ್ಳು ಕುಣಿತ, 5:00 ಬಾಗಲಕೋಟೆಯ ಪ್ರಭುಲಿಂಗೇಶ್ವರ ಭಜನಾ ಮಂಡಳಿಯ ಈರಪ್ಪ ಗುರುಲಿಂಗಪ್ಪ ಅಥಣ ಅವರಿಂದ ಜನಪದ ತತ್ವಮೇಳ, 6:00 ಚಾಮರಾಜನಗರ ಜಿಲ್ಲಾ ಸೋಬಾನೆ ಪದ ಕಲಾವಿದರಿಂದ ಸೋಬಾನೆ ಪದಗಳು, ರಾತ್ರಿ 7:00 ಬಾಗಲಕೋಟೆ ಜಿಲ್ಲೆಯ ಹಿಪ್ಪರಗಿಯ ಶ್ರೀ ಚನ್ನ ಸಂಗಮೇಶ್ವರ ಕಲಾ ಮತ್ತು ಸಾಂಸ್ಕೃತಿಕ ಸಂಘದವರಿಂದ ಭಜನೆ ಹಾಗೂ ಜನಪದ ಗೀತೆಗಳು, ರಾತ್ರಿ 8:00 ಮೈಸೂರಿನ ಸಮಾಗಮ ಸಾಂಸ್ಕೃತಿಕ ತಂಡದ ರಾಹುಲ್ ಕುಂಬರಹಳ್ಳಿಯವರಿಂದ ಭಾವಗೀತೆಗಳು. ಶ್ರೀಕಂಠೇಶ್ವರ ದೇವಸ್ಥಾನ ನಂಜನಗೂಡು ಇಲ್ಲಿನ ವೇದಿಕೆಯಲ್ಲಿ 5:00 ಬೆಳಗಾವಿಯ ಶ್ರೀ ಬಸವೇಶ್ವರ ಭಜನಾ ಮಂಡಳಿಯ ಬಸವರಾಜಗ ಬಬಲಿ ಮತ್ತು ತಂಡದವರಿಂದ ಹರಿದಾಸರ ಭಜನೆ ಮತ್ತು ವಚನ ಪದಗಳು, 5:00 ರಾಯಚೂರಿನ ಶ್ರೀ ಶರಣಬಸವ ಹಳ್ಳಿ ಮತ್ತು ತಂಡದವರಿಂದ

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಸಂಜೆ 6:30 ಧಾರವಾಡದ ಜೈ ಭವಾನಿ ಆರ್ಎನ್ ಮತ್ತು ತಂಡದವರಿಂದ ಸುಗಮ ಸಂಗೀತ. ರಾತ್ರಿ 7:30 ಮೈಸೂರಿನ ಸಿಂಚನ ಸಿಒ ಮತ್ತು ತಂಡದವರಿಂದ ರಂಗಗೀತೆಗಳು. ರಾತ್ರಿ 8:30 ಮೈಸೂರಿನ ಶ್ರೀ ಮಹಾದೇಶ್ವರ ಕಲಾಸಂಘದ ಬಿಕೆ ದಿನೇಶ್ ಮತ್ತು ತಂಡದವರಿಂದ ಸಾಮಾಜಿಕ ನಾಟಕ ಕಿತಾಪತಿ ಗಂಡ. ಪುರಭವನ ವೇದಿಕೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೀಗಿವೆ. ಬೆಳಿಗ್ಗೆ 9:15 ಮೈಸೂರಿನ ಗೀತಾ ಮೊಂಟಾಡ್ಕ ಮತ್ತು ತಂಡದವರಿಂದ ರಂಗಗೀತೆಗಳು. ಬೆಳಿಗ್ಗೆ 10:30 ಧಾರವಾಡದ ಜಾನಪದ ಸಂಶೋಧನಾ ಕೇಂದ್ರದ ಕಲಾವಿದರಿಂದ ಪೌರಾಣಿಕ ನಾಟಕ ಶ್ರೀಕೃಷ್ಣ ಪಾರಿಜಾತ. ಮಧ್ಯಾಹ್ನ 3:00 ಬೆಂಗಳೂರಿನ ಶ್ರೀ ಬಾಳೇಶ್ವರ ಕೃಪಾ ನಾಟ್ಯ ಸಂಘದ ವತಿಯಿಂದ ಸಾಮಾಜಿಕ ನಾಟಕ ಚನ್ನಪ್ಪ ಚನ್ನೇಗೌಡ. ಸಂಜೆ 6:00 ಮಂಡ್ಯ ಜಿಲ್ಲೆಯ ಅಂಕನಾಥೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿಯ ಬಿ ಬಸವರಾಜಪ್ಪ ಮತ್ತು ತಂಡದವರಿಂದ ನಾಟಕ ಭೃಗುವಿನ ಗರ್ವಭಂಗ. ಕಿರುರಂಗಮಂದಿರ ವೇದಿಕೆಯಲ್ಲಿ ಸಂಜೆ 5:00 ದಕ್ಷಿಣ ಕನ್ನಡದ ರಾಣಿ ಪುಷ್ಪಲತಾ ದೇವಿ ಮತ್ತು ತಂಡದವರಿಂದ ಮಂಗಳೂರು ಮಾತೆಯರ ಕನ್ನಡ ಧಾರತಿ ಗೀತಗಾಯನ. ಸಂಜೆ 6:00 ಮೈಸೂರಿನ ಪರಿವರ್ತನಾ ರಂಗ ಸಮಾಜದ ಎಸ್ಆರ್ ರಮೇಶ್ ಮತ್ತು ತಂಡದವರಿಂದ ನಾಟಕ ಒಥೆಲೋ. ರಮಾಗೋವಿಂದ ರಂಗಮಂದಿರ ವೇದಿಕೆಯಲ್ಲಿ ಸಂಜೆ 5:00 ದಾವಣಗೆರೆಯ ಶ್ರೀ ಬಸವೇಶ್ವರ ವೀರಗಾಸೆ ಜಾನಪದ ಕಲಾತಂಡದ ಉಮೇಶ ಎಆರ್ ಮತ್ತು ತಂಡದವರಿಂದ ವೀರಗಾಸೆ. ಸಂಜೆ 5:00 ಬೆಂಗಳೂರಿನ ಸುಷ್ಮಾ ವಿ ಮತ್ತು ತಂಡದವರಿಂದ ಸಮೂಹ ಶಾಸ್ತ್ರೀಯ ನೃತ್ಯ. ಪುತ್ತೂರಿನ ವೈಷ್ಣವಿ ನಾಟ್ಯಾಲಯದ ವತಿಯಿಂದ ಭರತನಾಟ್ಯ ಕಾರ್ಯಕ್ರಮ ಸಂಜೆ 6:00. ರಾತ್ರಿ 7:30 ಮೈಸೂರಿನ ಮೈಮ್ ಟೀಮ್ನ ಗೌತಮ್ ಬಿಪಿ ಮತ್ತು ತಂಡದವರಿಂದ ನಾಟಕ ಗೂಡಿನೊಳಗಿನ ಹಾಡು. ನಟನ ರಂಗಮಂದಿರದಲ್ಲಿ ಸಂಜೆ 6:30 ನಾಟಕ ರಶೋಮನ್. ಪ್ರಸ್ತುತಪಡಿಸಲಿದ್ದಾರೆ ಬೆಂಗಳೂರಿನ ಸಂಚಾರಿ ರಂಗ ತಂಡದ ಮಂಗಳಾ ಮತ್ತು ತಂಡದವರು.
1: ದಸರಾದಲ್ಲಿ ಇಂದು ನಾಡಹಬ್ಬ ದಸರಾ ಮಹೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದರೆ. ಪ್ರಸ್ತುತಿ ಎಸ್ ಲಕ್ಷ್ಮೀನಾರಾಯಣ ಹಾಗೂ ಆರ್ ಲೋಕೇಶ್ವರಿ. ನಿರ್ಮಾಣ ಬಿ ದಿಗ್ವಿಜಯ್. ಸಮಗ್ರ ನಿರ್ವಹಣೆ ಎನ್ ಕೇಶವಮೂರ್ತಿ. ಪ್ರಾಯೋಜಕರು ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು.
2: ನಿಮ್ಮ ಕರಿಯರ್ ಜರ್ನಿ ಸ್ಟಾರ್ಟ್ ಮಾಡೋಕೆ ರೆಡಿ ಇದ್ದೀರಾ?
3: ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರಿನ ಗೋಕುಲಂ ಥರ್ಡ್ ಸ್ಟೇಜ್ ನಲ್ಲಿ ಎಂಟೆಕ್ ಅಡ್ಮಿಷನ್ಸ್ ಓಪನ್.
2: ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ ಎಂಟೆಕ್ ಕೋರ್ಸಸ್ ಗೆ ಅಡ್ಮಿಷನ್ಸ್ ಓಪನ್ ಇದೆ.
3: ಇನ್ನಷ್ಟು ಮಾಹಿತಿಗಾಗಿ ವಿವಿಸಿಇ ಗೋಕುಲಂ ಥರ್ಡ್ ಸ್ಟೇಜ್ ಮೈಸೂರಿಗೆ ಭೇಟಿ ನೀಡಿ ಅಥವಾ vvce.ac.in ವಿಸಿಟ್ ಮಾಡಿ.
1: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
4: ಆಕಾಶವಾಣಿ ರೈತರಿಗೆ ಸಲಹೆ.
5: ಆರೋಗ್ಯಕರ ಆಹಾರ ಪದ್ಧತಿಯು ಮಾನವನ ಪೌಷ್ಟಿಕತೆ ಮತ್ತು ಆರೋಗ್ಯದ ಮೂಲಾಧಾರವಾಗಿರುತ್ತದೆ. ಆಹಾರವನ್ನು ಉತ್ತೇಜಿಸಿ ರೋಗಗಳನ್ನು ತಡೆಯುವ ಆಹಾರವನ್ನೇ ಆರೋಗ್ಯಕರ ಆಹಾರವೆಂದು ಕರೆಯಲಾಗುತ್ತಿದೆ. ಅಪೌಷ್ಟಿಕತೆಯು ಮಧುಮೇಹ, ಹೃದ್ರೋಗ, ರಕ್ತದೊತ್ತಡ, ಪಾರ್ಶ್ವವಾಯು, ಕ್ಯಾನ್ಸರ್ ಹಾಗೂ ಸ್ಥೂಲಕಾಯತೆ ಮುಂತಾದ ಸಾಂಕ್ರಾಮಿಕವಲ್ಲದ ರೋಗಗಳಿಗೆ ಪ್ರಮುಖ ಕಾರಣವಾಗಿದೆ. ಆದ ಕಾರಣ ಇತ್ತಿನದಿಂದಲೇ ಆರೋಗ್ಯಕರ ಜೀವನ ಶೈಲಿಯತ್ತ ಜನರ ಆಸಕ್ತಿ ಹೆಚ್ಚುತ್ತಿರೋದ್ರಿಂದ ತಾಜಾ, ತಕ್ಷಣ ಸೇವಿಸಬಹುದಾದ ಹಾಗೂ ಪೌಷ್ಟಿಕ ಮೌಲ್ಯಯುತ ಆಹಾರಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿಯೇ ಮೊಳಕೆ ಕಾಳು, ಸ್ಪ್ರೌಟ್ಸ್ ಮತ್ತು ಮೈಕ್ರೋಗ್ರೀನ್ಸ್ ಎಂಬ ಸೂಕ್ಷ್ಮ ತರಕಾರಿಗಳು ವಿಶ್ವದಾದ್ಯಂತ ಜನಪ್ರಿಯ ಆಗ್ತಾ ಇವೆ. ಇವುಗಳಲ್ಲಿ ಅಧಿಕ ಪ್ರಮಾಣದ ಜೈವಿಕ ಸಕ್ರಿಯ ಸಂಯುಕ್ತಗಳು ಇರೋದ್ರಿಂದ ಮಾನವನ ಆಹಾರ ವೈವಿಧ್ಯತೆಯನ್ನು ಹೆಚ್ಚಿಸುವುದರ ಜೊತೆಗೆ ಪೌಷ್ಟಿಕಾಂಶಗಳ ಕೊರತೆಯನ್ನು ನೀಗಿಸಬಲ್ಲದಾಗಿದೆ. ಹವಾಮಾನ ಬದಲಾವಣೆಯಿಂದಾಗಿ ಸಂಕಷ್ಟಕ್ಕೆ ಒಳಗಾಗಿರುವ ಪ್ರದೇಶಗಳಲ್ಲಿಯೂ ಸುಸ್ಥಿರ ಆಹಾರ ಉತ್ಪಾದನೆಗೆ ಇವು ಆಶಾದಾಯಕವಾಗಿವೆ. ಮೈಕ್ರೋಗ್ರೀನ್ಸ್ಗಳು ಭವಿಷ್ಯದ ಪೌಷ್ಟಿಕ ಆಹಾರ ಮೂಲಗಳಾಗಿ ಪರಿಗಣಿಸಲ್ಪಡಲಾಗುತ್ತಿದೆ. ಇವು ಪೌಷ್ಟಿಕಾಂಶ ಸಮೃದ್ಧವಾಗಿದ್ದು ಅಲ್ಪ ಅವಧಿಯಲ್ಲಿ ಕಡಿಮೆ ವೆಚ್ಚದಲ್ಲಿ ಹಾಗೂ ರಾಸಾಯನಿಕ ಕೀಟನಾಶಕಗಳ ಬಳಕೆಯಿಲ್ಲದೆ ಉತ್ಪಾದಿಸಬಹುದಾಗಿದೆ. ಕಚ್ಚಾ ರೂಪದಲ್ಲಿಯೂ ಸೇವಿಸುವುದರ ಉಷ್ಣತೆಯಿಂದ ನಾಶವಾಗುವ ವಿಟಮಿನ್ಗಳು ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಸಮರ್ಪಕವಾಗಿ ದೇಹಕ್ಕೆ ಲಭ್ಯವಾಗುತ್ತವೆ. ಮೊಳಕೆಗಳು ಸಾಮಾನ್ಯವಾಗಿ ಕತ್ತಲೆಯ ಪರಿಸರದಲ್ಲಿ ಹಾಗೂ ಹೆಚ್ಚಿನ ಸಾಪೇಕ್ಷ ಆರ್ದ್ರತೆಯ ಅಡಿಯಲ್ಲಿ ಬೆಳೆಯಲಾಗುತ್ತದೆ. ಬೀಜಗಳನ್ನು ನೀರಿನಲ್ಲಿ ನೆನೆಸಿದ ನಂತರ ಸಾಮಾನ್ಯವಾಗಿ 3-5 ದಿನದಲ್ಲಿ ಕೊಟೆಲಿಡನ್ಗಳು ಇನ್ನೂ ಸಂಪೂರ್ಣವಾಗಿ ಅಭಿವೃದ್ಧಿಯಾಗದ ಹಾಗೂ ನಿಜವಾದ ಎಲೆಗಳು ಹೊರಹೊಮ್ಮಲು ಆರಂಭಿಸಿದ ಹಂತದಲ್ಲಿ ಅವುಗಳನ್ನು ಕೊಯ್ಲು ಮಾಡಲಾಗುತ್ತದೆ. ಸಂಪೂರ್ಣ ಸಸಿಯನ್ನು ಬೇರು, ಬೀಜ, ಚಿಗುರು ಸೇರಿದಂತೆ ಸೇವಿಸಲಾಗುತ್ತದೆ.

0: ಮೊಳಕೆಯೊಡೆಯುವ ಕ್ರಿಯೆಯ ವೇಳೆ ಬೀಜಗಳು ಮಹತ್ವದ ಜೈವ ರಾಸಾಯನಿಕ ಬದಲಾವಣೆಗಳ ಸಂಭವಿಸುತ್ತವೆ. ಇದರಿಂದ ಅವುಗಳ ಪೌಷ್ಟಿಕ ಗುಣಮಟ್ಟ ಮತ್ತು ಕಾರ್ಯಾತ್ಮಕ ಮೌಲ್ಯ ಹೆಚ್ಚುತ್ತದೆ. ಮೊಳಕೆಯೊಡೆಯುವ ಪ್ರಕ್ರಿಯೆಯ ವೇಳೆ ಪ್ರತಿ ಪೌಷ್ಟಿಕ ಸಂಯುಕ್ತಗಳಾದ ಟಿಪ್ಸಿನ್ ನಿರೋಧಕಗಳು, ಫೈಟಿಕ್ ಆಮ್ಲ, ಪೆಂಟೋಸನ್ಗಳು, ಟ್ಯಾನಿನ್ಗಳು, ಸೈನೈಡ್ಗಳು ಒಂದು ಪ್ರಮಾಣದಲ್ಲಿ ಕಡಿಮೆ ಇರುತ್ತವೆ. ಅದೇ ಸಮಯದಲ್ಲಿ ಆಹಾರದ ರುಚಿ, ಗುಣ, ಪೋಷಕಾಂಶಗಳ ಜೀವಲಭ್ಯತೆ, ಆರೋಗ್ಯಕ್ಕೆ ಉಪಯುಕ್ತವಾದ ಗ್ಲೈಕೋಸಿನೋಲೇಟ್ಗಳು ಮತ್ತು ನೈಸರ್ಗಿಕ ಆಂಟಿಆಕ್ಸಿಡೆಂಟ್ಗಳು ಮುಂತಾದ ಸಸ್ಯ ರಾಸಾಯನಿಕಗಳ ಪ್ರಮಾಣ ಹೆಚ್ಚಾಗುತ್ತದೆ. ಸಾಮಾನ್ಯವಾಗಿ ಸ್ಪ್ರೌಟ್ಗಳು ಒಂದು ವಾರಕ್ಕಿಂತ ಕಡಿಮೆ ಅವಧಿಯಲ್ಲಿ ಬೆಳೆಯಲಾಗುತ್ತೆ. ಆದರೆ ಮೈಕ್ರೋಗ್ರೀನ್ಸ್ಗಳನ್ನು ಮೊಳಕೆ ಹೊರಬಂದ ನಂತರ 7-20 ದಿನಗಳೊಳಗೆ ಆಹಾರ ಬೆಳೆಗೆ ಕೊಯ್ಯಲಾಗುತ್ತದೆ. ಮೈಕ್ರೋಗ್ರೀನ್ಸ್ಗಳು ಅಂದರೆ ತರಕಾರಿಗಳು, ಸಸ್ಯವಸ್ತುಗಳು ಪೌಷ್ಟಿಕಾಂಶಗಳಿಂದ ಸಮೃದ್ಧವಾಗಿರುವ ಚಿಗುರು ಹಂತದ ಸಸಿಗಳಾಗಿವೆ. ಇವುಗಳನ್ನು ಕಾರ್ಯಾತ್ಮಕ ಆಹಾರಗಳಾಗಿ ಗುರುತಿಸಲಾಗಿದೆ. ವಿಟಮಿನ್ಗಳು, ಖನಿಜಾಂಶಗಳು, ಆಂಟಿಆಕ್ಸಿಡೆಂಟ್ಗಳು ಮತ್ತು ಜೈವಿಕ ಕ್ರಿಯಾಶೀಲ ಸಂಯುಕ್ತಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಮೈಕ್ರೋಗ್ರೀನ್ಸ್ಗಳು ಆರೋಗ್ಯಕ್ಕೆ ಬಹಳ ಉಪಯುಕ್ತವಾಗುತ್ತವೆ. ಸಾಮಾನ್ಯವಾಗಿ ಬೀಜ ಮೊಳಕೆಯಾದ 7-21 ದಿನಗಳೊಳಗೆ ಇವುಗಳನ್ನು ಕೊಯ್ಲು ಮಾಡಲಾಗುತ್ತದೆ. ಈ ಹಂತದಲ್ಲಿ ಅವುಗಳಲ್ಲಿ ತೀವ್ರವಾದ ರುಚಿ, ಆಕರ್ಷಕ ಬಣ್ಣ ಮತ್ತು ಆರೋಗ್ಯವರ್ಧಕ ಗುಣಗಳು ಕೂಡ ಹೆಚ್ಚಾಗಿರುತ್ತವೆ. ಇವು ಮೊಳಕೆ ಕಾಳುಗಳಿಗಿಂತ ದೊಡ್ಡದಾಗಿದ್ದು ಬೆಳೆದ ತರಕಾರಿಗಳಿಗಿಂತ ಚಿಕ್ಕದಾಗುತ್ತೆ. ಕಾಂಡ, ಕೊಟಿಲಿಡನ್ ಎಲೆಗಳು ಮತ್ತು ಮೊದಲ ನಿಜವಾದ ಎಲೆಗಳನ್ನು ಆಹಾರವಾಗಿ ಬಳಸಲಾಗುತ್ತೆ. ಬಣ್ಣ, ರುಚಿ ಹಾಗೂ ಪೌಷ್ಟಿಕ ಮೌಲ್ಯದ ಕಣದಿಂದಾಗಿ ಇವನ್ನು ಸಲಾದ್, ಸೂಪ್, ಸ್ಯಾಂಡ್ವಿಚ್, ಪಾನೀಯ ಹಾಗೂ ವಿವಿಧ ಆಹಾರ ಪದಾರ್ಥಗಳ ತಯಾರಿಕೆಯಲ್ಲಿ ಬಳಸಲಾಗುವುದು. ಇವುಗಳಲ್ಲಿ ವಿಟಮಿನ್ಗಳು, ಖನಿಜಾಂಶಗಳು, ಆಂಟಿಆಕ್ಸಿಡೆಂಟ್ಗಳು ಹಾಗೂ ಜೈವಿಕ ಕ್ರಿಯಾಶೀಲ ಸಂಯುಕ್ತಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತವೆ. ಕೆಲವು ಅಧ್ಯಯನಗಳ ಪ್ರಕಾರ ಮೈಕ್ರೋಗ್ರೀನ್ಸ್ಗಳಲ್ಲಿ
1: ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಆಕಾಶವಾಣಿ ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
2: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಅಥ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ದೃಶ್ಯ ಶ್ರವ್ಯ ಪರಾಂತರ್ಜಾಲೀಯ ಮಾಧ್ಯಮೇನ ಲದ್ದಾಖ್ ರಾಜ್ಯೆ ಪ್ರಾಯಃ 50-300 ಕೋಟಿ ರೂಪ್ಯಕಾಣಾಂ ಪಂಚ ಪ್ರಮುಖ ವಿಕಾಸ ಪರಿಯೋಜನಾನಾಂ ಉದ್ಘಾಟನಂ ರಾಷ್ಟ್ರಾಯ ಸಮರ್ಪಣಂ ವಿಧಾಷ್ಯತಿ. ಏತಾಸಾಂ ಪರಿಯೋಜನಾನಾಂ ಉದ್ದೇಶ್ಯಂ ಸಂಪರ್ಕ ವ್ಯವಸ್ಥಾಯಾಃ ಸುದೃಢೀಕರಣಂ, ಊರ್ಜಾ ಸಂಬದ್ಧ ಆಧಾರಿತ ಸಂರಚನಾಯಾಃ ಪರಿಷ್ಕರಣಂ, ಸಾಂಸ್ಕೃತಿಕ ವೈಭವಸ್ಯ ಸಂರಕ್ಷಣಂ ತಥಾ ಕ್ಷೇತ್ರೆ ಜಲ ಸುರಕ್ಷಾಯಾಃ ಸಂವರ್ಧನಂ ಚಾಸ್ತಿ. ಅಸ್ಮಿನ್ ಅವಸರೆ ಪ್ರಧಾನಮಂತ್ರಿ ಏಕಾಂ ಜನಸಭಾಂ ಅಪಿ ಸಂಬೋಧಯಿಷ್ಯತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ನವದಿಲ್ಯಾಂ ಅಸ್ಮಿನ್ ವರ್ಷೆ ಆಯೋಜಿತಾಸು ಏಷಿಯಾ ಕ್ರೀಡಾಯಾಃ ಭಾರತೀಯ ಕ್ರೀಡಕದಲಸ್ಯ ಸದಸ್ಯೈಃ ಸಹ ಸಂವಾದಂ ವಿಧಾಷ್ಯತಿ. ಅಸ್ಮಿನ್ನವಸರೆ ಪ್ರಧಾನಮಂತ್ರಿ ಉಪಸ್ಥಿತ ಜನಸಮೂಹಮಪಿ ಸಂಬೋಧಯಿಷ್ಯತಿ. ಅವಧೇಯಂ ಯತ್ ಜಾಪಾನ ದೇಶಸ್ಯ ಆಯ್ಚಿ ನಾಗೋಯಾ ನಗರೆ ಆಯೋಜಿತಾಸು ಏಷಿಯಾ ಕ್ರೀಡಾಸು ಭಾರತಂ ಪದಕತಾಲಿಕಾಯಾಂ ಚತುರ್ಥಂ ಸ್ಥಾನಂ ಪ್ರಾಪ್ತವತ್. ಭಾರತೇನ ಆಹತ್ಯ 85 ಪದಕಾನಿ ಪ್ರಾಪ್ತಾನಿ. ಯೇಷು 21 ಸ್ವರ್ಣ ಪದಕಾನಿ, 27 ರಜತ ಪದಕಾನಿ ತಥಾ 37 ಕಾಂಸ್ಯ ಪದಕಾನಿ ಚ ಸಮ್ಮಿಲಿತಾನಿ ಸಂತಿ. ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ.
3: ಯಾತ್ರಾರತಃ ಅಪಿ ಜಗತ್ ವೃತ್ತಾಂತೇನ ಸಹ ಏಕೀಭೂತಾಃ ತಿಷ್ಠಂತು. ಎಕ್ಸ್ ಪಟಲೇ @AIRNewsAlerts ಇತ್ಯನುಗಚ್ಛಂತು. ಟಿವಿ ಶಬ್ದ ಮಾಧ್ಯಮೇನ ಚ ಆಕಾಶವಾಣಿ ವಾರ್ತಾಃ ಶೃಣವಂತು.
2: ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಅಧ್ಯಕ್ಷತಾಯಾಂ ಕೇಂದ್ರೀಯ ಮಂತ್ರಿಮಂಡಲ

0: ಸಂಖ್ಯೆಯಲ್ಲಿನ 40,000+ ರೇಲ ಕರ್ಮಚಾರಿಭ್ಯ 78 ದಿವಸಾನಾಂ ವೇತನ ಸಮತುಲ್ಯಂ PLB ಇತಿ ಉತ್ಪಾದಕತಾ ಸಂಬದ್ಧ ಪ್ರೋತ್ಸಾಹನ ಧನಂ ಅನುಮೋದಿತಂ. ಮಂತ್ರಿಮಂಡಲಸ್ಯ ಉಪವೇಶನಾನಂತರಂ ಸೂಚನಾ ಪ್ರಸಾರಣ ಮಂತ್ರಿ ಅಶ್ವಿನಿ ವೈಷ್ಣವಃ ವಾರ್ತಾಹರಾನ್ ಸಂಸೂಚಿತವಾನ್ ಯತ್ ಅಸ್ಯ ಧನಸ್ಯ ವಿತರಣಾಯ ಪ್ರಶಾಸನೇನ 90,000+ ರೂಪ್ಯತೋಪ್ಯಧಿಕಾ ರಾಶಿ ಆವಂಟಿತಾ ಅಸ್ತಿ. ಕೇಂದ್ರೀಯ ಮಂತ್ರಿಮಂಡಲೇನ ಅಸ್ಮಾದ್ ವರ್ಷಾದಾರಭ್ಯ 5 ವರ್ಷಪರ್ಯಂತಂ ರಾಷ್ಟ್ರೀಯ ಸಾಮಾಜಿಕ ಸಹಾಯತಾ ಕಾರ್ಯಕ್ರಮಸ್ಯ ನಿರಂತರತಾಯೈ ಅನುಮೋದನಂ ಪ್ರದತ್ತಂ. ಅಸ್ಯ ಕಾರ್ಯಕ್ರಮಸ್ಯ ಕೃತೆ 28,000+ರೂಪ್ಯಕಾಣಾಂ ವ್ಯಯಃ ನಿರ್ಧಾರಿತಃ ಅಸ್ತಿ. ಅಸ್ಯ ರಾಷ್ಟ್ರೀಯ ಸಾಮಾಜಿಕ ಸಹಾಯತಾ ಕಾರ್ಯಕ್ರಮಸ್ಯ ನಾಮ ಪರಿವರ್ತ್ಯ ಪ್ರಧಾನಮಂತ್ರಿ ಸಾಮಾಜಿಕ ಸಹಾಯತಾ ಯೋಜನಾ ಇತಿ ಕೃತಮಸ್ತಿ. ಶ್ರೀ ವೈಷ್ಣವ ದಿವ್ಯಾಂಗ ಪೆನ್ಷನ್ ಯೋಜನಾ ಇತ್ಯೇತಾಂ ಆಲಕ್ಷ್ಯ ಅವದತ್ ಯತ್
1: दिव्यांग जनों के लिए जो पहले 80% थ्रेशोल्ड था डिसेबिलिटी पेंशन में एलिजिबिलिटी के लिए, उसको आधा करके 40% पर भी अब दिव्यांग पेंशन दिया जाएगा. पहले दिव्यांग पेंशन 18 साल से ऊपर के व्यक्ति को ही दिया जाता था, अब जन्म से ही दिव्यांग जन को पेंशन में कवर किया जाएगा. 27 लाख दिव्यांग जन लाभार्थी होंगे. टोटल लाभार्थियों की संख्या बढ़ के करीब 3,20,00,000 हो जाएगी.
0: ಕೃಷಿ ಕೃಷಕ ಕಲ್ಯಾಣ ವಿಭಾಗ ಅದ್ಯ ನವದಿಲ್ಯಾಂ ಅಸ್ಯ ವರ್ಷಸ್ಯ ಮಹಿಳಾ ಕೃಷಕ ದಿವಸಸ್ಯ ರಾಷ್ಟ್ರೀಯ ಸ್ತರೀಯಂ ಕಾರ್ಯಕ್ರಮಸ್ಯ ಆಯೋಜನಂ ಕರಿಷ್ಯತಿ. ಅಸ್ಯ ಆಯೋಜನಸ್ಯೋದ್ದೇಶ್ಯಂ ಭಾರತೀಯ ಕೃಷಿ ಕ್ಷೇತ್ರೆ ಮಹಿಳಾನಾಂ ಯೋಗದಾನಸ್ಯ ಸಮ್ಮಾನಃ ಅಸ್ತಿ. ಭಾರತ ಋತು ವಿಜ್ಞಾನ ವಿಭಾಗೇನ ಅದ್ಯ ಹರಿಯಾಣ, ಚಂಡೀಗಢ, ಪಂಜಾಬ್, ದಿಲ್ಲಿ, ಕೇರಳಂ, ಮಾಹೆ, ತಮಿಳುನಾಡು, ಪುದುಚೇರಿ ಚೇತ್ಯೇತೇಷು ಸ್ಥಳೇಷು ಅತಿವೃಷ್ಟೇ ಸಂಭಾವನಾಂ ದೃಷ್ಟ್ವ ನಾರಂಗವರ್ಣಪರ ಸಂಚೇತನ ಪ್ರಕಾಶಿತ. ಪುರುಷ ಕ್ರಿಕೆಟ್ ಕ್ರೀಡಾಯಾಂ ಗತರಾತ್ರೌ ಹೈದರಾಬಾದೆ ಆಯೋಜಿತಾಯಾಂ ಚತುರ್ಥಾಯಾಂ 20-20 ಅಂತಾರಾಷ್ಟ್ರೀಯ ಸ್ಪರ್ಧಾಯಾಂ ವೆಸ್ಟ್ಇಂಡೀಜ್ ದಲೇನ ಭಾರತಂ 24 ಧಾವನಾಂಕೈಃ ಪರಾಜಿತಂ ಇತಿ ವಾರ್ತಾಃ.
2: ಸಮಯ ಸರಿಯಾಗಿ 7 ಗಂಟೆ. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್.
3: ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕ ನಿಟ್ಟು ತೂಗಿದಾಕೆ.
4: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
3: ನಿನಗೆ ಬೇರೆ ಹೆಸರು ಬೇಕೇ?
5: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
3: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
4: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
3: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
5: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈಮಾನ್.

0: ಮನುಷ್ಯನ ಬದುಕಿಗೆ ಅರ್ಥ ಮತ್ತು ಸವಿಯನ್ನು ಒದಗಿಸುವ ಶಕ್ತಿಯಿರುವುದು ಸಾಹಿತ್ಯ ಮತ್ತು ಸಂಗೀತಕ್ಕೆ. ಸ್ವತಂತ್ರ ನಡೆ, ಧೈರ್ಯ ಸ್ಥೈರ್ಯ, ನೈತಿಕತೆ, ಮಾನವ ಮನಸ್ಸಿನ ಸೂಕ್ಷ್ಮತೆ ಮತ್ತು ಮಾನವತೆ, ಸಾಹಿತ್ಯ ಹಾಗೂ ಸಂಗೀತ ಇವುಗಳನ್ನೆಲ್ಲ ನಮಗೆ ಧಾರೆ ಎರೆಯಬಲ್ಲುದು. ಕಾವ್ಯ, ನಾಟಕ, ಕಥೆ, ಕಾದಂಬರಿಗಳ ಓದು ಮತ್ತು ಸಂಗೀತದ ಸವಿ ನಮ್ಮ ಮನಸ್ಸು ಮತ್ತು ಹೃದಯವನ್ನು ಸಂಸ್ಕರಿಸಬಲ್ಲುದು. ಸಾಹಿತ್ಯ ದುಃಖಿಗೆ ಸಾಂತ್ವನ, ವಿಧಿಯ ತೊಳಲಲ್ಲಿ ಸಿಕ್ಕಿದ ಮನುಷ್ಯನಿಗೆ ಕಾರುಣ್ಯ. ಸಂಗೀತ ಬಾಳಿಗೆ ಅಮೃತಸತ್ವ, ನೊಂದ ಹೃದಯಕ್ಕೆ ಕರುಣೆಯ ಕಡಲು.
1: ಆಕಾಶವಾಣಿ ಸಮಯ 7:02. ಈಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್ ವಿಎಲ್ಆರ್.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆ

0: ಅತಿಯಾದ ಊಟ, ಅತಿಯಾದ ಮಾತು ಅಪಾಯಕಾರಿ ಎನ್ನುತ್ತದೆ ಸುಭಾಷಿತ ರತ್ನ ಭಾಂಡಾಗಾರ. ಭೋಜನ ಭಾಷಣ ಹಿತಮಿತವಾಗಿರಲಿ, ಅಜೀರ್ಣವಾಗುವಷ್ಟು ತಿಂದಾಗ ಊಟ ವಿಷವಾಗುತ್ತದೆ. ಅಜೀರ್ಣೇ ಭೋಜನಂ ವಿಷಂ.
1: ಮಾತು ಚಪಲವಾಗದಿರಲಿ, ಪ್ರತಿ ಪದವು ಮುತ್ತಿನ ಮಣಿಯಂತಿರಲಿ, ವಚನ ಬೆಲ್ಲದಂತಿರಲಿ, ಹೃದಯದಲ್ಲಿ ನಂಜು ಇಲ್ಲದಿರಲಿ, ತುಂಬದಿರಲಿ.
0: ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ಮಾತು ಬೆಳಕಾಗಬೇಕು, ಬೆಂಕಿಯಾಗಬಾರದು.
1: ಹೌದು, ನುಡಿದಂತೆ ನಡೆದರೆ ಮಾತ್ರ ನಮ್ಮ ವ್ಯಕ್ತಿತ್ವಕ್ಕೆ ಶೋಭೆ.
0: ಮಾತಿನಿಂದಲೇ ಸಂಪತ್ತು, ಮಿತ್ರರು, ಬಂಧುಗಳು, ಶತ್ರುಗಳು ಹಾಗೂ ಬಂಧನ, ಕೊನೆಗೆ ಮರಣವೂ ಕೂಡ ನಾಲಗೆಯ ತುದಿಯಲ್ಲಿ ನೆಲೆಸಿರುತ್ತದೆ ಎಂದಿದೆ ಸುಭಾಷಿತ. ಮಾತಿನಿಂದಲೇ ಅನುಕೂಲ, ಮಾತಿನಿಂದಲೇ ಪ್ರತಿಕೂಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ಕಬ್ಬು ಬೆಳೆಗಾರರ ಸಮಸ್ಯೆಗಳ ಸಮಗ್ರ ಅಧ್ಯಯನ, ಪರಿಹಾರ ಕ್ರಮಗಳ ಶಿಫಾರಸಿಗೆ ಜಂಟಿ ಸಮಿತಿ ರಚಿಸಿದ ಕೇಂದ್ರ ಸರ್ಕಾರ. ಬೆಂಗಳೂರಿಗೆ ಸೀಮಿತವಾಗದೆ ಇತರೆ ಜಿಲ್ಲೆಗಳಲ್ಲೂ ಹೂಡಿಕೆ ಮಾಡಿ, ಝೆಕ್ ಗಣರಾಜ್ಯದ ಉಪಪ್ರಧಾನಿ ನಿಯೋಗಕ್ಕೆ ಮುಖ್ಯಮಂತ್ರಿ ಮನವಿ. ರಾಜ್ಯದ ಬರ ಪರಿಸ್ಥಿತಿ ಸಮರ್ಥವಾಗಿ ಎದುರಿಸಲು ಸರ್ಕಾರದಿಂದ ಅಗತ್ಯ ಕ್ರಮ, ಕಂದಾಯ ಸಚಿವರ ಹೇಳಿಕೆ. ಮಕ್ಕಳ ಸುರಕ್ಷತೆ, ಭದ್ರ ಹಸನಾದ ಬಾಲ್ಯ ರೂಪಿಸುವುದು ಸರ್ಕಾರದ ಆದ್ಯತೆ, ಗೃಹ ಸಚಿವರ ಭರವಸೆ. ಈಗ ವಾರ್ತೆಗಳ ವಿವರ. ಸಕ್ಕರೆಗೆ ಕನಿಷ್ಠ ಮಾರಾಟ ಬೆಲೆ ಏರಿಸುವುದು, ಪ್ರತಿ ಟನ್ಗೆ 5,500 ರೂಪಾಯಿಗಳಿಂದ 6,000 ರೂಪಾಯಿ ದರ ನಿಗದಿ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಬೆಂಗಳೂರು ಪುಣೆ ರಾಷ್ಟೀಯ ಹೆದ್ದಾರಿಯಲ್ಲಿ ರೈತ ಸಂಘ ಮತ್ತು ಹಸಿರು ಸೇನೆ ನೇತೃತ್ವದಲ್ಲಿ ನಡೆಸುತ್ತಿದ್ದ ಹೆದ್ದಾರಿ ಅಹೋರಾತ್ರಿ ಬಂದ್ ಪ್ರತಿಭಟನೆ ಹಿಂಪಡೆದು ನಿನ್ನೆ ಹುಬ್ಬಳ್ಳಿಯವರೆಗೆ ಪಾದಯಾತ್ರೆ ನಡೆಸಲಾಯಿತು. ಈ ಮಧ್ಯೆ ಕಬ್ಬು ಬೆಳೆಗಾರರ ಸಮಸ್ಯೆಗಳ ಸಮಗ್ರ ಅಧ್ಯಯನ ನಡೆಸಿ ಪರಿಹಾರ ಕ್ರಮಗಳನ್ನು ಶಿಫಾರಸು ಮಾಡಲು ಕೇಂದ್ರ ಸರ್ಕಾರ ನೀತಿ ಆಯೋಗದ ಮಾಜಿ ಸದಸ್ಯ ಪ್ರೊಫೆಸರ್ ರಮೇಶ್ ಚಂದ್ ಅಧ್ಯಕ್ಷತೆಯಲ್ಲಿ ಜಂಟಿ ಸಮಿತಿ ರಚಿಸಿದೆ. ಈ ಕುರಿತು ಪ್ರಕಟಣೆ ನೀಡಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ದೆಹಲಿಯಲ್ಲಿ ಕಬ್ಬು ಬೆಳೆಗಾರರ ನಿಯೋಗದೊಂದಿಗೆ ನಡೆದ ಉನ್ನತ ಮಟ್ಟದ ಸಭೆಯ 2 ದಿನಗಳಲ್ಲೇ ಕೇಂದ್ರ ಸರ್ಕಾರ ಸಮಿತಿ ರಚಿಸಿ ಕ್ರಮ ಕೈಗೊಂಡಿದ್ದು, ಸಮಿತಿ ಕಬ್ಬು ಬೆಳೆಗಾರರ ಸಮಸ್ಯೆಗಳನ್ನು ಕೂಲಂಕಷವಾಗಿ ಅಧ್ಯಯನ ಮಾಡಿ ರೈತರ ಆತಂಕ ನಿವಾರಣೆ ಹಾಗೂ ಬೇಡಿಕೆಗಳ ಈಡೇರಿಕೆಗೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಸಲ್ಲಿಸಲಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರು ದೇಶದ ತಂತ್ರಜ್ಞಾನ, ಸಂಶೋಧನೆ ಮತ್ತು ಉದ್ಯಮಶೀಲತೆಯ ಪ್ರಮುಖ ಕೇಂದ್ರವಾಗಿದ್ದು, ರಾಜ್ಯದಲ್ಲಿ ಹೂಡಿಕೆಗೆ ವಿಪುಲ ಅವಕಾಶಗಳಿವೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿಗೆ ಭೇಟಿ ನೀಡಿದ ಝೆಕ್ ಗಣರಾಜ್ಯದ ಉಪಪ್ರಧಾನಮಂತ್ರಿ ಕಾರೆಲ್ ಹಾವ್ಲಿಕ್ ಅವರ ನೇತೃತ್ವದ ನಿಯೋಗವನ್ನುದ್ದೇಶಿಸಿ ಮಾತನಾಡಿದ ಅವರು, ಇನ್ವೆಸ್ಟ್ ಕರ್ನಾಟಕ, ಕರ್ನಾಟಕ ಉದ್ಯೋಗ ಮಿತ್ರ ಮತ್ತು ಏಕಗವಾಕ್ಷಿ ವ್ಯವಸ್ಥೆಯ ಮೂಲಕ ಆಸಕ್ತ ಕಂಪನಿಗಳಿಗೆ ಸೂಕ್ತ ಸ್ಥಳಗಳನ್ನು ಮೌಲ್ಯಮಾಪನ

0: ಮಾಡಲು ಸಂಬಂಧಿತ ಇಲಾಖೆಗಳೊಂದಿಗೆ ಸಂಪರ್ಕ ಸಾಧಿಸಲು ರಾಜ್ಯ ಸರ್ಕಾರ ಸಹಾಯ ಮಾಡುತ್ತಿದೆ ಎಂದರು. ರಾಜ್ಯದ ಇಂಧನ, ಆಟೋಮೊಬೈಲ್ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಹೂಡಿಕೆಗೆ ವಿಫುಲ ಅವಕಾಶಗಳಿದ್ದು ಬೆಂಗಳೂರಿಗೆ ಸೀಮಿತವಾಗದೆ ಇತರೆ ಜಿಲ್ಲೆಗಳಲ್ಲೂ ಹೂಡಿಕೆ ಮಾಡುವಂತೆ ಮನವಿ ಮಾಡಿದ ಅವರು, ಕರ್ನಾಟಕ ಹಾಗೂ ಜೆಕ್ ಗಣರಾಜ್ಯದ ನಡುವಣ ಬಾಂಧವ್ಯ ಕೇವಲ ವ್ಯಾಪಾರಕ್ಕೆ ಮಾತ್ರ ಸೀಮಿತವಾಗದೆ ಶೈಕ್ಷಣಿಕ, ಕೌಶಲ ಅಭಿವೃದ್ಧಿ, ಪಾಲುದಾರಿಕೆಯಂಥ ಕ್ಷೇತ್ರಗಳಿಗೂ ವಿಸ್ತರಿಸುವ ಅವಕಾಶಗಳಿವೆ ಎಂದು ಮುಖ್ಯಮಂತ್ರಿ ಹೇಳಿದರು. ರಾಜ್ಯದ ಬರ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ಹಾಗೂ ಸಂಕಷ್ಟದಲ್ಲಿರುವ ರೈತರ ಹಿತ ಕಾಪಾಡಲು ಸರ್ಕಾರ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಈಗಾಗಲೇ 217 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲಾಗಿತ್ತು. ಇದೀಗ ವೈಜ್ಞಾನಿಕ ಮೌಲ್ಯಮಾಪನ ಹಾಗೂ ಸ್ಥಳ ಪರಿಶೀಲನೆಯ ಆಧಾರದಲ್ಲಿ ಹೊಸದಾಗಿ 9 ತಾಲೂಕುಗಳನ್ನು ಬರಪೀಡಿತವೆಂದು ಘೋಷಿಸಿ ಆದೇಶ ಹೊರಡಿಸಲಾಗಿದೆ. ಇದರೊಂದಿಗೆ ರಾಜ್ಯದಲ್ಲಿ ಬರಪೀಡಿತ ತಾಲೂಕುಗಳ ಸಂಖ್ಯೆ 226 ಏರಿಕೆಯಾಗಿದೆ ಎಂದಿದ್ದಾರೆ. ಬರದಿಂದ ರೈತರ ಜೀವನೋಪಾಯಕ್ಕೆ ತೊಂದರೆಯಾಗದಂತೆ ನೋಡಿಕೊಳ್ಳುವುದು, ಬೆಳೆಹಾನಿಗೆ ಸೂಕ್ತ ಪರಿಹಾರ ಒದಗಿಸುವುದು ಹಾಗೂ ಗ್ರಾಮೀಣ ಜನರ ಹಿತ ಕಾಯುವುದು ಸರ್ಕಾರದ ಆದ್ಯತೆಯಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಮಕ್ಕಳ ಸುರಕ್ಷತೆ ಮತ್ತು ಪ್ರತಿಯೊಂದು ಮಗುವಿಗೂ ಭದ್ರವಾದ ಹಸನಾದ ಬಾಲ್ಯ ರೂಪಿಸುವುದು ಸರ್ಕಾರದ ಆದ್ಯತೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಮಕ್ಕಳನ್ನು ಭಿಕ್ಷಾಟನೆಗೆ ಅಥವಾ ಕಾನೂನುಬಾಹಿರ ಕೆಲಸಗಳಿಗೆ ಬಳಸಿಕೊಳ್ಳುವ ಯಾವುದೇ ಜಾಲಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಮುಂದುವರಿಯಲಿದೆ ಎಂದಿದ್ದಾರೆ. ಹೊರ ರಾಜ್ಯಗಳಿಂದ ಅಪ್ರಾಪ್ತ ಮಕ್ಕಳನ್ನು ಕರೆತಂದು ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಭಿಕ್ಷಾಟನೆಗೆ ತಳ್ಳುತ್ತಿದ್ದ ಅಮಾನವೀಯ ಜಾಲವನ್ನು ಬೆಂಗಳೂರಿನ ಯಲಹಂಕ ವ್ಯಾಪ್ತಿಯಲ್ಲಿ ಪತ್ತೆ ಹಚ್ಚಿದ ಸಿಸಿಬಿ ಮಹಿಳಾ ಸಂರಕ್ಷಣಾ ದಳ ಹಾಗೂ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಜಂಟಿ ಕಾರ್ಯಾಚರಣೆ ಅತ್ಯಂತ ಶ್ಲಾಘನೀಯ ಎಂದು ಸಚಿವರು ಸಂದೇಶದಲ್ಲಿ ತಿಳಿಸಿದ್ದಾರೆ. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದ್ದು, ಕರ್ನಾಟಕ ಪಬ್ಲಿಕ್ ಶಾಲೆಗಳ ಮೂಲಕ ರಾಜ್ಯದ ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ವದ ಬದಲಾವಣೆ ತರಲಾಗುತ್ತಿದೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಆಯೋಜಿಸಿದ್ದ ಮಕ್ಕಳ ದಸರಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಮೊದಲ ಹಂತದಲ್ಲಿ 1250 ಕೆಪಿಎಸ್ ಶಾಲೆಗಳನ್ನು ಸ್ಥಾಪಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ಕೆಪಿಎಸ್ ಶಾಲೆಗಳು ಖಾಸಗಿ ಶಾಲೆಗಳಿಗೆ ಪೈಪೋಟಿ ನೀಡುವಂತಹ ಗುಣಮಟ್ಟದ ಶಿಕ್ಷಣ ಮತ್ತು ಅಗತ್ಯ ಸೌಲಭ್ಯಗಳನ್ನು ಹೊಂದಿರಲಿವೆ ಎಂದು ಸಚಿವರು ಹೇಳಿದರು. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆಯಾದ ಜಂಬೂ ಸವಾರಿಯಲ್ಲಿ ಚಿನ್ನದ ಅಂಬಾರಿ ಹೊರುವ ಜವಾಬ್ದಾರಿಯನ್ನು ಈ ಬಾರಿ ಪ್ರಶಾಂತ್ ಆನೆಗೆ ವಹಿಸಲಾಗಿದೆ. ಮೈಸೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ, ಆನೆಗಳ ಆರೋಗ್ಯ ಮತ್ತು ಸಾಮರ್ಥ್ಯವನ್ನು ಸೂಕ್ಷ್ಮವಾಗಿ ಗಮನಿಸಿ ಒಟ್ಟು 13 ಆನೆಗಳನ್ನು ಆಯ್ಕೆ ಮಾಡಲಾಗಿದೆ. ಶಾಂತ ಸ್ವಭಾವದ ಪ್ರಶಾಂತ ಆನೆಯು ಅರಣ್ಯಾಧಿಕಾರಿಗಳು ನೀಡಿದ ಎಲ್ಲಾ ತಾಲೀಮುಗಳಲ್ಲೂ ಯಶಸ್ವಿಯಾಗಿ ತೇರ್ಗಡೆಯಾಗಿರುವ ಹಿನ್ನೆಲೆಯಲ್ಲಿ ಈ ಬಾರಿ ಅಂಬಾರಿ ಹೊತ್ತು ಸಾಗುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಎಂದು ತಿಳಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಜಲಜೀವನ್ ಮಿಷನ್ ಯೋಜನೆ ಕುರಿತ ಒಂದು ವರದಿ ಇಲ್ಲಿದೆ. 2019 ರಲ್ಲಿ ಆರಂಭಗೊಂಡ ಜಲಜೀವನ್ ಮಿಷನ್ ಯೋಜನೆ ಗ್ರಾಮೀಣ

ಕೊಳವೆಗಳನ್ನು ಅಳವಡಿಸುವುದಕ್ಕೆ ಸೀಮಿತವಾಗಿಲ್ಲ. ಇದರ ವಿನ್ಯಾಸವು ನೀರಿನ ಮೂಲಗಳ ಮರುಪೂರಣ, ಮಳೆ ನೀರು ಕೊಯ್ಲು, ಬಳಕೆಯಾದ ನೀರು ನಿರ್ವಹಣೆ ಮತ್ತು ಸಂರಕ್ಷಣೆಯನ್ನು ಒಳಗೊಂಡಿದೆ. ಈ ಯೋಜನೆಯಡಿ 5 ಲಕ್ಷಕ್ಕೂ ಹೆಚ್ಚು ಪಾನಿ ಸಮಿತಿಗಳನ್ನು ರಚಿಸಲಾಗಿದ್ದು ಇದರಲ್ಲಿ ಕನಿಷ್ಠ ಶೇಕಡ 50%ರಷ್ಟು ಮಹಿಳಾ ಸದಸ್ಯರಿದ್ದಾರೆ. ನೀರಿನ ಗುಣಮಟ್ಟವನ್ನು ಪರೀಕ್ಷಿಸಲು 24.8 ಲಕ್ಷಕ್ಕೂ ಹೆಚ್ಚು ಮಹಿಳೆಯರಿಗೆ ತರಬೇತಿ ನೀಡಲಾಗಿದೆ. ಇದರ ದೀರ್ಘಕಾಲೀನ ಪರಿಣಾಮವು ಅತ್ಯಂತ ಮಹತ್ವದಾಗಿದ್ದು ಸಾರ್ವತ್ರಿಕ ನಲ್ಲಿ ನೀರಿನ ಸಂಪರ್ಕವು ಪ್ರತಿದಿನ 5.5 ಕೋಟಿ ಗಂಟೆಗಳ ಸಮಯವನ್ನು ಉಳಿಸಬಲ್ಲದು ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಅಂದಾಜಿಸಿದೆ. ಜಲಜೀವನ್ ಮಿಷನ್ ಯೋಜನೆ ಕುಡಿಯುವ ನೀರನ್ನು ದೈನಂದಿನ ಹೊರೆಯಿಂದ ಬದಲಾಯಿಸಿ ಆರೋಗ್ಯ, ಘನತೆ, ಸಮಯ ಮತ್ತು ಅವಕಾಶಗಳ ಭದ್ರ ಬುನಾದಿಯನ್ನಾಗಿ ಪರಿವರ್ತಿಸುತ್ತಿದೆ. ಕ್ಯಾಲಿಫೋರ್ನಿಯಾದ ಸ್ಟಾನ್ಫೋರ್ಡ್ ವಿಶ್ವವಿದ್ಯಾಲಯ ಪ್ರಕಟಿಸಿರುವ ವಿಶ್ವದ ಶ್ರೇಷ್ಠ ವಿಜ್ಞಾನಿಗಳ ಪಟ್ಟಿಯಲ್ಲಿ ದಾವಣಗೆರೆ ವಿಶ್ವವಿದ್ಯಾನಿಲಯದ 5 ಪ್ರಾಧ್ಯಾಪಕರು ಸ್ಥಾನ ಪಡೆದಿದ್ದಾರೆ. ಸಂಶೋಧನೆ, ಸಂಶೋಧನಾ ಪ್ರಕಟಣೆಗಳು, ಅವುಗಳ ಮಹತ್ವ ಮತ್ತು ಮೌಲ್ಯಗಳು ಸೇರಿದಂತೆ ಇನ್ನಿತರ ಮಾನದಂಡಗಳನ್ನು ಆಧರಿಸಿ ಈ ಪಟ್ಟಿ ಸಿದ್ಧಪಡಿಸಲಾಗಿದ್ದು, ಗಣಿತಶಾಸ್ತ್ರ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕ ಪ್ರೊಫೆಸರ್ ಬಿಸಿ ಪ್ರಸನ್ನಕುಮಾರ್, ಪ್ರೊಫೆಸರ್ ಯುಎಸ್ ಮಹಾಬಲೇಶ್ವರ್, ಪ್ರೊಫೆಸರ್ ಡಿಜಿ ಪ್ರಕಾಶ್ ಮತ್ತು ಸಸ್ಯಶಾಸ್ತ್ರ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕ ಪ್ರೊಫೆಸರ್ ಗೋವಿಂದಪ್ಪ ಅವರು ಸತತ 5ನೇ ಬಾರಿ ಸ್ಟಾನ್ಫೋರ್ಡ್ ವಿಶ್ವವಿದ್ಯಾಲಯ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದರೆ, ಗಣಿತಶಾಸ್ತ್ರ ಅಧ್ಯಯನ ವಿಭಾಗದ ಡಾ ಕೆಎಸ್ ರಘುನಾಥ್ ಈ ಬಾರಿ ಆಯ್ಕೆಯಾಗಿದ್ದಾರೆ ಎಂದು ದಾವಣಗೆರೆ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಬಿ ರಂಗಸ್ವಾಮಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಬ್ಬು ಬೆಳೆಗಾರರ ಸಮಸ್ಯೆಗಳ ಸಮಗ್ರ ಅಧ್ಯಯನ, ಪರಿಹಾರ ಕ್ರಮಗಳ ಶಿಫಾರಸಿಗೆ ಜಂಟಿ ಸಮಿತಿ ರಚಿಸಿದ ಕೇಂದ್ರ ಸರ್ಕಾರ. ಬೆಂಗಳೂರಿಗೆ ಸೀಮಿತವಾಗದೆ ಇತರೆ ಜಿಲ್ಲೆಗಳಲ್ಲೂ ಹೂಡಿಕೆ ಮಾಡಿ, ಜೆಕ್ ಗಣರಾಜ್ಯದ ಉಪಪ್ರಧಾನಿ ನಿಯೋಗಕ್ಕೆ ಮುಖ್ಯಮಂತ್ರಿ ಮನವಿ. ರಾಜ್ಯದ ಬರ ಪರಿಸ್ಥಿತಿ ಸಮರ್ಥವಾಗಿ ಎದುರಿಸಲು ಸರ್ಕಾರದಿಂದ ಅಗತ್ಯ ಕ್ರಮ, ಕಂದಾಯ ಸಚಿವರ ಹೇಳಿಕೆ. ಮಕ್ಕಳ ಸುರಕ್ಷತೆ, ಭದ್ರ, ಹಸನಾದ ಬಾಲ್ಯ ರೂಪಿಸುವುದು ಸರ್ಕಾರದ ಆದ್ಯತೆ, ಗೃಹ ಸಚಿವರ ಭರವಸೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.

ಸಮಯ ಸರಿಯಾಗಿ 7:15. ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಈಗ ಕೇಳಿ ವೃಂದಗಾನದಲ್ಲಿ ಕೆಲವು ಭಾವಗೀತೆಗಳು. ಮೊದಲಿಗೆ ನೀನೇ ಗತಿಯನಗೆ, ಶ್ರೀರಾಘವೇಂದ್ರ.

0: ಇದುವರೆಗೂ ವೃಂದಗಾನದಲ್ಲಿ ಕೆಲವು ಭಾವಗೀತೆಗಳನ್ನು ಆಲಿಸಿದಿರಿ. ಸಮಯ 7:30. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್.
1: ನನ್ನ ಬೈಕಲ್ಲಿ ನಾಕಿಂಗ್ ಕಡಿಮೆ ಆಗಿದೆ.
2: ನನ್ನ ಕಾರ್ನಿಂದ ಮೊದಲಿಗಿಂತ ಕಡಿಮೆ ಪೊಲ್ಯೂಷನ್ ಬರ್ತಿದೆ.
3: ನನ್ನ ಸ್ಕೂಟರ್ ಅಂತೂ ಮಸ್ತ್ ಪಿಕಪ್ ಕೊಡ್ತಿದೆ.
4: ಯಾವುದೇ ವೆಹಿಕಲ್ ಇರಲಿ, ಪೆಟ್ರೋಲ್ E20 ಆಗಿದ್ರೆ ಗಾಡಿಯಲ್ಲಿ ನಾಕಿಂಗ್ ಕಡಿಮೆ ಆಗುತ್ತೆ. ಕಾರ್ಬನ್ ಎಮಿಷನ್ 40% ವರೆಗೆ ಕಡಿಮೆ ಆಗುತ್ತೆ. ಮತ್ತೆ ಹೈಯೆಸ್ಟ್ ಆಕ್ಟೋನ್ ಇಂದ ಪಿಕಪ್ ಕೂಡ ಅಮೇಝಿಂಗ್. ಯುವರ್ ಪೆಟ್ರೋಲ್ ವೆಹಿಕಲ್ ಈಸ್ 100% ಕಂಪ್ಯಾಟಬಲ್ ವಿತ್ E20.
5: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
6: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
7: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
8: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
9: ಜ್ಞಾನಪೀಠ ಪ್ರಶಸ್ತಿ.
8: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
9: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
8: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
9: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
8: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
9: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
8: ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
9: ಯು ಆರ್ ಅನಂತಮೂರ್ತಿ,
8: ಗಿರೀಶ್ ಕಾರ್ನಾಡ್,
9: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
8: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
9: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
8: ಸಿರಿಗನ್ನಡಂ ಗೆಲಿಗೆ,
9: ಸಿರಿಗನ್ನಡಂ ಬಾಳ್ಗೆ.

ಸತ್ಯ ಯಾವುದು, ಧರ್ಮ ಯಾವುದು, ಅಧರ್ಮ ಯಾವುದು, ನ್ಯಾಯ ಅನ್ಯಾಯ, ಇವುಗಳನ್ನು ತರ್ಕದ ಮೂಲಕ ವಾದ ಪ್ರತಿವಾದದಿಂದ ನಿರ್ಣಯಿಸುವುದು ಸುಲಭವಲ್ಲ. ಆದ್ದರಿಂದ ತಾನು ಒಳ್ಳೆಯ ನಡತೆಯವನಾಗಬೇಕು ಎಂದು ಬಯಸುವವನಿಗೆ ದೊಡ್ಡವರೆಂದು ಸಮಾಜವು ಗುರುತಿಸಿದ ಮಹಾತ್ಮರು ಯಾವ ಸಂದರ್ಭದಲ್ಲಿ ಹೇಗೆ ಹೇಗೆ ವರ್ತಿಸುತ್ತಾರೆ ಎಂಬುದನ್ನು ನೋಡಿ ಅವರನ್ನು ಅನುಕರಿಸುವುದೊಂದೇ ದಾರಿ. ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಂ ಮಹಾಜನೋಯಿನ ಗತಃ ಸಪಂಥಾ ಎಂದಿದೆ ಮಹಾಭಾರತ.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ ನಾಡು.

0: ಆಕಾಶವಾಣಿ ಸಮಯ 7:34 ಇನ್ನು ಮುಂದೆ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
1: ಕೇಳುವರೆ, ಇದೇ ಶುಕ್ರವಾರ ಅಕ್ಟೋಬರ್ 16 ಸಾಯಂಕಾಲ 6:30 ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ತೊಗರಿಬೆಳೆಯಲ್ಲಿ ಆಧುನಿಕ ಉತ್ಪಾದನೆ ತಾಂತ್ರಿಕತೆಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕ ಡಾಕ್ಟರ್ ಮುನಿಸ್ವಾಮಿ ಎಸ್ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 0477, 2237 0488, 2237 0499, STD ಕೋಡ್ 080. ಕೇಳಿ, ಇದೇ ಶುಕ್ರವಾರ ಅಕ್ಟೋಬರ್ 16 ಸಾಯಂಕಾಲ 6:30 ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಶೋಕ. ಮುಖ್ಯಾಂಶಗಳು. ಏಷ್ಯನ್ ಗೇಮ್ಸ್ನಲ್ಲಿ ಭಾಗವಹಿಸಿದ್ದ ಭಾರತೀಯ ಕ್ರೀಡಾಪಟುಗಳ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಸಂವಾದ. ಲಡಾಖ್ನಲ್ಲಿ ಇಂದು 5 ಪ್ರಮುಖ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿರುವ ಪ್ರಧಾನಿ. ರೈಲ್ವೆ ನೌಕರರಿಗೆ 78 ದಿನಗಳ ವೇತನಕ್ಕೆ ಸಮಾನವಾದ ಬೋನಸ್ ನೀಡಲು ಕೇಂದ್ರ ಸಚಿವ ಸಂಪುಟ ಸಭೆ ಅನುಮೋದನೆ. ಕಬ್ಬು ಬೆಳೆಗಾರರ ಸಮಸ್ಯೆಗಳನ್ನು ಪರಿಶೀಲಿಸಿ ಸೂಕ್ತ ಕ್ರಮಗಳ ಶಿಫಾರಸಿಗೆ ಕೇಂದ್ರ ಸರ್ಕಾರದ ಸಮಿತಿ ರಚನೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿಂದು ಏಷ್ಯನ್ ಗೇಮ್ಸ್ 2026ರಲ್ಲಿ ಭಾಗವಹಿಸಿದ್ದ ಭಾರತೀಯ ಕ್ರೀಡಾಪಟುಗಳ ತಂಡದೊಂದಿಗೆ ಸಂವಾದ ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನಿಯವರು ಸಭೆಯನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆದ ಏಷ್ಯನ್ ಗೇಮ್ಸ್ನಲ್ಲಿ ಭಾರತ 21 ಚಿನ್ನ, 27 ಬೆಳ್ಳಿ ಮತ್ತು 37 ಕಂಚಿನ ಪದಕಗಳೊಂದಿಗೆ ಒಟ್ಟು 85 ಪದಕಗಳನ್ನು ಗೆದ್ದು ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನವನ್ನು ಪಡೆದಿತ್ತು. ಏಷ್ಯನ್ ಗೇಮ್ಸ್ನಲ್ಲಿ ಸತತ 2ನೇ ಬಾರಿಗೆ ಅಗ್ರ 5 ರಾಷ್ಟಗಳ ಪೈಕಿ ಸ್ಥಾನ ಪಡೆಯುವ ಮೂಲಕ ಭಾರತ ವಿವಿಧ ಕ್ರೀಡಾ ವಿಭಾಗಗಳಲ್ಲಿ ಬೆಳೆಯುತ್ತಿರುವ ಸ್ಪರ್ಧಾತ್ಮಕ ಸಾಮರ್ಥ್ಯವನ್ನು ಸಾಬೀತುಪಡಿಸಿತು. ಈ ಕ್ರೀಡಾಕೂಟದಲ್ಲಿ ಭಾರತ ಹಲವು ಗಮನಾರ್ಹ ಸಾಧನೆಗಳನ್ನು ಮಾಡಿದೆ. ಇದರಲ್ಲಿ ರಿಕರ್ವ್ ಆರ್ಚರಿಯಲ್ಲಿನ ಐತಿಹಾಸಿಕ ಪ್ರದರ್ಶನಗಳು, ಒಂದೇ ಆವೃತ್ತಿಯಲ್ಲಿ ಪುರುಷರ ಮತ್ತು ಮಹಿಳೆಯರ ಹಾಕಿ ತಂಡಗಳು ಚಿನ್ನದ ಪದಕ ಗೆದ್ದಿರುವುದು ಹಾಗೂ ಸಾಫ್ಟ್ ಟೆನ್ನಿಸ್ ಮತ್ತು ಮಿಕ್ಸೆಡ್ ಮಾರ್ಷಲ್ ಆರ್ಟ್ಸ್ನಲ್ಲಿ ಚೊಚ್ಚಲ ಪದಕಗಳನ್ನು ಪಡೆದಿರುವುದು ಸೇರಿವೆ. ಮಹಿಳೆಯರ ಟ್ರ್ಯಾಪ್ ಸ್ಪರ್ಧೆಯಲ್ಲಿ ಭಾರತದ ಮೊದಲ ಚಿನ್ನದ ಪದಕ, 28 ವರ್ಷಗಳ ನಂತರ ವೇಟ್ ಲಿಫ್ಟಿಂಗ್ನಲ್ಲಿ ಬೆಳ್ಳಿ ಪದಕ ಮತ್ತು ಗ್ರೇಕೋ ರೋಮನ್ ಕುಸ್ತಿಯಲ್ಲಿ ಬೆಳ್ಳಿ ಪದಕ ಮುಂತಾದವು ಇತರ ಪ್ರಮುಖ ಸಾಧನೆಗಳಾಗಿವೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಲಡಾಖ್ನಲ್ಲಿ ಸುಮಾರು 3,350 ಕೋಟಿ ರೂಪಾಯಿ ಮೌಲ್ಯದ 5 ಪ್ರಮುಖ ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟಿಸಿ ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಈ ಯೋಜನೆಗಳು ಸಂಪರ್ಕ ವ್ಯವಸ್ಥೆಯನ್ನು ಬಲಪಡಿಸುವ, ಇಂಧನ ಮೂಲಸೌಕರ್ಯವನ್ನು ಸುಧಾರಿಸುವ, ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಿಸುವ ಮತ್ತು ಈ ಪ್ರದೇಶದಲ್ಲಿ ನೀರಿನ ಭದ್ರತೆಯನ್ನು ಹೆಚ್ಚಿಸುವ ಗುರಿ ಹೊಂದಿವೆ. ಈ ಸಂದರ್ಭದಲ್ಲಿ ಪ್ರಧಾನಿ ಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಲೇಹ್ನ ಕುಶೋಕ್ ಬಕುಲಾ ರಿಪುಂಚೆ ವಿಮಾನ ನಿಲ್ದಾಣದಲ್ಲಿ 640 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಹೊಸ ಪ್ರಯಾಣಿಕರ ಟರ್ಮಿನಲ್ ಕಟ್ಟಡವನ್ನು ಪ್ರಧಾನಿ ಉದ್ಘಾಟಿಸಲಿದ್ದಾರೆ. ಗಡಿ ರಸ್ತೆಗಳ ಸಂಸ್ಥೆ ನಿರ್ಮಿಸಿರುವ 298 ಕಿಲೋಮೀಟರ್ ಉದ್ದದ ನಿಮ್ಮು ಪದಂ ದಾರ್ಚಾ ರಸ್ತೆಯನ್ನು ಪ್ರಧಾನಿ ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. 9 ಮೆಗಾವ್ಯಾಟ್ ಸಾಮರ್ಥ್ಯದ ಹನು ಸಣ್ಣ ಜಲವಿದ್ಯುತ್ ಯೋಜನೆ ಮತ್ತು 66 ಕಿಲೋವ್ಯಾಟ್ನ ಡಬಲ್ ಸರ್ಕ್ಯೂಟ್ ದಾ ಹನು ಕಾಲ್ಸಿ ಪ್ರಸರಣ ಮಾರ್ಗವನ್ನು

0: ಅನ್ನು ಅವರು ಉದ್ಘಾಟಿಸಲಿದ್ದಾರೆ. ಲೇಹ್ನ ಸಿಂಧು ಘಾಟ್ನಲ್ಲಿ ಭಾರತದ ಮೊದಲ ಪೆಟ್ರೋಗ್ಲಿಫ್ ಸಂರಕ್ಷಣಾ ಉದ್ಯಾನವನ್ನು ಅವರು ಪ್ರಾಜೆಕ್ಟ್ ಹಿಮ್ ಸರೋವರ ಅಡಿಯಲ್ಲಿ 40 ಹಳ್ಳಿಗಳಲ್ಲಿ ಅಭಿವೃದ್ಧಿಪಡಿಸಲಾದ 40 ಜಲಮೂಲಗಳನ್ನು ಪ್ರಧಾನಿ ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯು 11,40,000 ಹೆಚ್ಚು ರೈಲ್ವೆ ನೌಕರರಿಗೆ 78 ದಿನಗಳ ವೇತನಕ್ಕೆ ಸಮಾನವಾದ ಉತ್ಪಾದಕತೆ ಆಧಾರಿತ ಬೋನಸ್ ಪಿಎಲ್ಬಿಯನ್ನು ನೀಡಲು ಅನುಮೋದನೆ ನೀಡಿದೆ. ಸಚಿವ ಸಂಪುಟ ಸಭೆಯ ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಮಾಹಿತಿ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್, ಈ ಪಾವತಿಗಾಗಿ ಸರ್ಕಾರ 2,009 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಮೀಸಲಿಟ್ಟಿದೆ. ಅರ್ಹ ನೌಕರರೊಬ್ಬರಿಗೆ ಗರಿಷ್ಠ 17,951 ರೂಪಾಯಿಯಷ್ಟು ಬೋನಸ್ ಮೊತ್ತ ಸಿಗಲಿದೆ ಎಂದರು. ಇದರಲ್ಲಿ ಟ್ರ್ಯಾಕ್ ನಿರ್ವಹಣೆ ಮಾಡುವವರು, ಲೋಕೋ ಪೈಲಟ್ಗಳು, ರೈಲು ವ್ಯವಸ್ಥಾಪಕರು, ಸ್ಟೇಷನ್ ಮಾಸ್ಟರ್ಗಳು, ಮೇಲ್ವಿಚಾರಕರು, ತಂತ್ರಜ್ಞರು, ಪಾಯಿಂಟ್ಸ್ಮೆನ್ ಮತ್ತು ಕಚೇರಿ ಸಿಬ್ಬಂದಿ ಸೇರಿದಂತೆ ಗ್ರೂಪ್ ಸಿ ವರ್ಗದ ರೈಲ್ವೆ ನೌಕರರು ಸೇರಿದ್ದಾರೆ. ಅಲ್ಲದೆ 2026-27 2030-31 ಅವಧಿಗೆ ರಾಷ್ಟೀಯ ಸಾಮಾಜಿಕ ನೆರವು ಕಾರ್ಯಕ್ರಮ ಎನ್ಎಸ್ಎಪಿಯನ್ನು ಮುಂದುವರಿಸಲು ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಇದಕ್ಕಾಗಿ ಒಟ್ಟು 53,428 ಕೋಟಿ ರೂಪಾಯಿಗಳ ಬಜೆಟ್ ಅನ್ನು ನಿಗದಿಪಡಿಸಲಾಗಿದೆ. ಈ ಯೋಜನೆ ಇನ್ನು ಮುಂದೆ ಪ್ರಧಾನಮಂತ್ರಿ ಸಾಮಾಜಿಕ ಸಹಾಯತಾ ಯೋಜನೆ ಎಂದು ಮರುನಾಮಕರಣಗೊಳ್ಳಲಿದೆ. ಈ ಸಾಮಾಜಿಕ ಭದ್ರತಾ ವಿಸ್ತರಣೆಯ ಮೂಲಕ ದೇಶದ ಎಲ್ಲ 36 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿರುವ ಒಟ್ಟು 3.2 ಕೋಟಿ ಫಲಾನುಭವಿಗಳಿಗೆ ಅನುಕೂಲವಾಗಲಿದೆ. ಆರ್ಥಿಕ ವ್ಯವಹಾರಗಳ ಸಚಿವ ಸಂಪುಟ ಸಮಿತಿಯು ಐಡಿಬಿಐ ಬ್ಯಾಂಕ್ನ ಕಾರ್ಯತಂತ್ರದ ಪುನರ್ರಚನೆಗೆ ಅನುಮೋದನೆ ನೀಡಿದೆ. ಇದರ ಅನ್ವಯ ಐಡಿಬಿಐ ಬ್ಯಾಂಕ್ನಲ್ಲಿರುವ 60.72% ಷೇರುಗಳನ್ನು ಕಾರ್ಯತಂತ್ರದ ಖರೀದಿದಾರರಿಗೆ ಮಾರಾಟ ಮಾಡಲು ನಿರ್ಧರಿಸಲಾಗಿದೆ. ಕೆನಡಾ ಮೂಲದ ಫೇರ್ಫ್ಯಾಕ್ಸ್ ಫೈನಾನ್ಷಿಯಲ್ ಹೋಲ್ಡಿಂಗ್ಸ್ ಲಿಮಿಟೆಡ್ ಸಂಸ್ಥೆಯನ್ನು ಈ ಖರೀದಿದಾರರನ್ನಾಗಿ ಆಯ್ಕೆ ಮಾಡಲಾಗಿದೆ. ಫೇರ್ಫ್ಯಾಕ್ಸ್ ಸಂಸ್ಥೆಯು ಒಟ್ಟು 52,878 ಕೋಟಿ ರೂಪಾಯಿಗೂ ಹೆಚ್ಚಿನ ಮೊತ್ತಕ್ಕೆ ಬ್ಯಾಂಕ್ನ 60.72% ಷೇರುಗಳನ್ನು ಖರೀದಿಸಲಿದ್ದು, ಇದರೊಂದಿಗೆ ಬ್ಯಾಂಕ್ನ ನಿಯಂತ್ರಣವನ್ನು ತನ್ನ ಕೈಗೆ ತೆಗೆದುಕೊಳ್ಳಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದಲ್ಲಿ ಕಬ್ಬು ಬೆಳೆಗಾರರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಪರಿಶೀಲಿಸಲು ಮತ್ತು ಅವರ ಆತಂಕಗಳನ್ನು ನಿವಾರಿಸಲು ಸೂಕ್ತ ಕ್ರಮಗಳನ್ನು ಶಿಫಾರಸು ಮಾಡಲು ಕೇಂದ್ರ ಸರ್ಕಾರ ಸಮಿತಿಯೊಂದನ್ನು ರಚಿಸಿದೆ. ನೀತಿ ಆಯೋಗದ ಮಾಜಿ ಸದಸ್ಯ ಪ್ರೊಫೆಸರ್ ರಮೇಶ್ ಚಂದ್ ಈ ಸಮಿತಿಯ ಅಧ್ಯಕ್ಷತೆ ವಹಿಸಲಿದ್ದು, ಕೃಷಿ ಆಯುಕ್ತರು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಇಲಾಖೆಯ ಜಂಟಿ ಕಾರ್ಯದರ್ಶಿ ಹಾಗೂ ಗ್ರಾಹಕ ವ್ಯವಹಾರಗಳ ಇಲಾಖೆಯ ಜಂಟಿ ಕಾರ್ಯದರ್ಶಿ ಸದಸ್ಯರಾಗಿರುತ್ತಾರೆ. ಕರ್ನಾಟಕ ಮತ್ತು ಮಹಾರಾಷ್ಟದ ಕಬ್ಬು ಬೆಳೆಗಾರರ ಪ್ರತಿನಿಧಿಗಳು, ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರು ಹಾಗೂ ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವರೊಂದಿಗೆ ನಡೆಸಿದ ಸಭೆಯಲ್ಲಿ ಕೈಗೊಂಡ ನಿರ್ಧಾರಗಳ ಹಿನ್ನೆಲೆಯಲ್ಲಿ ಈ ಸಮಿತಿಯನ್ನು ರಚಿಸಲಾಗಿದೆ. ರೈತರ ಪ್ರತಿನಿಧಿಗಳು, ಸಕ್ಕರೆ ಕಾರ್ಖಾನೆಗಳ ಸಂಘಗಳು, ರಾಜ್ಯ ಸರ್ಕಾರಗಳು ಮತ್ತು ಇತರ ತಜ್ಞರು ಸೇರಿದಂತೆ ಎಲ್ಲಾ ಪಾಲುದಾರರೊಂದಿಗೆ ಸಮಿತಿಯು ಸಮಾಲೋಚನೆ ನಡೆಸಲಿದೆ ಎಂದು ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯ ತಿಳಿಸಿದೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಆಯುಷ್ಮಾನ್ ಭಾರತ್ PMJAY ಕುರಿತ ಒಂದು ವರದಿ ಇಲ್ಲಿದೆ. ಬಡ ಮತ್ತು ನಿರ್ಗತಿಕ ಕುಟುಂಬಗಳಿಗೆ ವರ್ಷಕ್ಕೆ 5 ಲಕ್ಷ ರೂಪಾಯಿವರೆಗೆ ನಗದುರಹಿತ ಆರೋಗ್ಯ ವಿಮೆಯನ್ನು ಒದಗಿಸುವ ಉದ್ದೇಶದಿಂದ 2018 ಪ್ರಾರಂಭವಾದ ಆಯುಷ್ಮಾನ್ ಭಾರತ್ PMJAY ಯೋಜನೆಯು ಬಡತನ ಮತ್ತು ಆರೋಗ್ಯ ಸೇವೆಯ ನಡುವಿನ ಸಂಬಂಧವನ್ನೇ ಬದಲಾಯಿಸಿದೆ. ಪ್ರತಿ ಕುಟುಂಬಕ್ಕೆ ವಾರ್ಷಿಕ 5 ಲಕ್ಷ ರೂಪಾಯಿವರೆಗಿನ ನಗದುರಹಿತ ಚಿಕಿತ್ಸಾ ರಕ್ಷಣೆಯನ್ನು ಒದಗಿಸುವ ಈ ಯೋಜನೆಯು ಭಾರತದ 40% ಅತ್ಯಂತ ಬಡ ಜನಸಂಖ್ಯೆಯನ್ನು ಗುರಿಯಾಗಿಸಿಕೊಂಡಿದೆ. ಕ್ರಮೇಣ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಿದೆ. June 2026 ವೇಳೆಗೆ ಇದು 37,413 ಸಾರ್ವಜನಿಕ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ 1,92,00,000 ಮೌಲ್ಯದ 12,69,00,000 ಆಸ್ಪತ್ರೆ ದಾಖಲಾತಿಗಳಿಗೆ ಅನುವು ಮಾಡಿಕೊಟ್ಟಿದೆ. ಇದರ ಪ್ರಭಾವವು ಮಹಿಳೆಯರ ವಿಷಯದಲ್ಲಿ ವಿಶೇಷವಾಗಿ ಗಮನಾರ್ಹವಾಗಿದೆ. ಒಟ್ಟು ಆಯುಷ್ಮಾನ್ ಕಾರ್ಡ್ಗಳಲ್ಲಿ ಸುಮಾರು 49% ಮತ್ತು ಅಧಿಕೃತ ಆಸ್ಪತ್ರೆ ದಾಖಲಾತಿಗಳಲ್ಲಿ ಸುಮಾರು 48% ಮಹಿಳೆಯರೇ ಇದ್ದಾರೆ. ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಲೆಕ್ಕಿಸದೆ 70 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಹಿರಿಯ ನಾಗರಿಕರನ್ನು ಒಳಗೊಳ್ಳುವಂತೆ ಈ ಯೋಜನೆಯನ್ನು ಮತ್ತಷ್ಟು ವಿಸ್ತರಿಸಲಾಗಿದೆ. ಆಯುಷ್ಮಾನ್ ವಯಾ ವಂದನಾ ಕಾರ್ಡ್ ಆದಾಯದ ಮಿತಿ ಇಲ್ಲದೆ 6 ಕೋಟಿ ಹಿರಿಯ ನಾಗರಿಕರಿಗೆ ವಿಸ್ತರಿಸಲ್ಪಟ್ಟಿದೆ. ಇದು ಭಾರತದ ಹಿರಿಯ ನಾಗರಿಕರಿಗೆ ಆರೋಗ್ಯ ರಕ್ಷಣೆಯ ಭರವಸೆಯನ್ನು ಒದಗಿಸುತ್ತದೆ. ABPMGAY ಯೋಜನೆಯು ಆರೋಗ್ಯ ಸೇವೆಯನ್ನು ಅಗತ್ಯವಿಲ್ಲದಿದ್ದರೆ ಬಿಟ್ಟು ಬಿಡಬಹುದಾದ ವಿಷಯ ಎಂದು ಪರಿಗಣಿಸುವ ಮನಸ್ಥಿತಿಯನ್ನು ಬದಲಾಯಿಸುತ್ತಿದೆ. ಬದಲಾಗಿ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಆರೋಗ್ಯಕರ ಜೀವನದ ಸುಲಭವಾಗಿ ಲಭ್ಯವಿರುವ ಅಡಿಪಾಯವನ್ನಾಗಿ ನೋಡುವಂತೆ ಮಾಡುತ್ತಿದೆ. ಹೈದರಾಬಾದ್ನಲ್ಲಿ ನಿನ್ನೆ ರಾತ್ರಿ ನಡೆದ 4ನೇ T20 ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ತಂಡ ಭಾರತ ತಂಡವನ್ನು 24 ರನ್ಗಳಿಂದ ಸೋಲಿಸಿದೆ. ವೆಸ್ಟ್ ಇಂಡೀಸ್ ಒಡ್ಡಿದ್ದ 248 ರನ್ಗಳ ಗೆಲುವಿನ ಗುರಿ ಬೆನ್ನತ್ತಿದ ಭಾರತ 19.3 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ ಕೇವಲ 223 ರನ್ ಗಳಿಸಲಷ್ಟೇ ಸಾಧ್ಯವಾಗಿ ಸೋಲೊಪ್ಪಿತು. 5 ಪಂದ್ಯಗಳ ಈ ಸರಣಿಯು ಈಗ 2-2 ಸಮಬಲದಲ್ಲಿದೆ. ಸರಣಿಯ ಅಂತಿಮ ಪಂದ್ಯ ಈ ತಿಂಗಳ 17 ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಏಷ್ಯನ್ ಗೇಮ್ಸ್ನಲ್ಲಿ ಭಾಗವಹಿಸಿದ್ದ ಭಾರತೀಯ ಕ್ರೀಡಾಪಟುಗಳ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಸಂವಾದ. ಲಡಾಖ್ನಲ್ಲಿ ಇಂದು 5 ಪ್ರಮುಖ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿರುವ ಪ್ರಧಾನಿ. ರೈಲ್ವೆ ನೌಕರರಿಗೆ 78 ದಿನಗಳ ವೇತನಕ್ಕೆ ಸಮಾನವಾದ ಬೋನಸ್ ನೀಡಲು ಕೇಂದ್ರ ಸಚಿವ ಸಂಪುಟ ಸಭೆ ಅನುಮೋದನೆ. ಕಬ್ಬು ಬೆಳೆಗಾರರ ಸಮಸ್ಯೆಗಳನ್ನು ಪರಿಶೀಲಿಸಿ ಸೂಕ್ತ ಕ್ರಮಗಳ ಶಿಫಾರಸಿಗೆ ಕೇಂದ್ರ ಸರ್ಕಾರದ ಸಮಿತಿ ರಚನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.

ಸಮಯ ಸರಿಯಾಗಿ 7:45. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 600 kilohertz ಹಾಗೂ DRM ತರಂಗಾಂತರ 603 kilohertz ಕಾರ್ಯಕ್ರಮಗಳನ್ನು ಆಲಿಸ್ತಾ ಇದ್ದೀರಾ. ಈಗ ಕೇಳಿ ಕೆಲವು ಚಿತ್ರಗೀತೆಗಳನ್ನು. ಸಾಯಿ ಸರ್ವೇಶ್ ಅವರ ಸಾಹಿತ್ಯ ಮತ್ತು ಸಂಗೀತವಿರುವಂತಹ ಮಿಸ್ ನಂದಿನಿ ಚಿತ್ರದ ಗೀತೆ ಹಾಡಿದ್ದಾರೆ ಅನುರಾಧ ಭಟ್.

0: ನನ್ ಬೈಕ್ ಅಲ್ಲಿ ನಾಕಿಂಗ್ ಕಡಿಮೆ ಆಗಿದೆ.
1: ನನ್ ಕಾರ್ ನಿಂದ ಮೊದಲಿಗಿಂತ ಕಡಿಮೆ ಪೊಲ್ಯೂಷನ್ ಬರ್ತಿದೆ.
2: ನನ್ ಸ್ಕೂಟರ್ ಅಂತೂ ಮಸ್ತ್ ಪಿಕಪ್ ಕೊಡ್ತಿದೆ.
3: ಯಾವುದೇ ವೆಹಿಕಲ್ ಇರಲಿ, ಪೆಟ್ರೋಲ್ E20 ಆಗಿದ್ರೆ ಗಾಡಿಯಲ್ಲಿ ನಾಕಿಂಗ್ ಕಡಿಮೆ ಆಗುತ್ತೆ, ಕಾರ್ಬನ್ ಎಮಿಷನ್ 40% ವರೆಗೆ ಕಡಿಮೆ ಆಗುತ್ತೆ, ಮತ್ತೆ ಹೈಯೆಸ್ಟ್ ಆಕ್ಟೋನ್ ಇಂದ ಪಿಕಪ್ ಕೂಡ ಅಮೇಸಿಂಗ್. ಯುವರ್ ಪೆಟ್ರೋಲ್ ವೆಹಿಕಲ್ ಈಸ್ 100% ಕಂಪ್ಯಾಟಬಲ್ ವಿತ್ E20.
4: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
5: ರಂಗ ಅವರ ಸಾಹಿತ್ಯಕ್ಕೆ ಮನೋಜ್ ಜಾರ್ಜ್ ಅವರ ಸಾಹಿತ್ಯ ಸಂಗೀತವಿರುವಂತಹ ಆತ್ಮೀಯ ಚಿತ್ರದ ಗೀತೆಯನ್ನು ಕೇಳೋಣ, ರಾಜೇಶ್ ಕೃಷ್ಣನ್ ಹಾಗೂ ಚಿನ್ಮಯ್ ಅವರ ಸ್ವರಗಳಲ್ಲಿ.

0: ಎಲ್ಐಸಿಯ ನ್ಯೂ ಜೀವನ್ ಶಾಂತಿ ಪಾಲಿಸಿ ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಗ್ಯಾರಂಟೀಡ್ ಆನ್ಯೂಟಿ ಪಡ್ಕೊಳ್ಳಿ. ಮೊದಲ 1-5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. ಎಲ್ಐಸಿ ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. ಎಲ್ಐಸಿ ಹರ್ಪಲ್ ಆಪ್ಗೆ ಸಾಥ್. ನಿಮ್ಮ ಹತ್ತಿರದ ಎಲ್ಐಸಿ ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.licindia.in ಗೆ ವಿಸಿಟ್ ಮಾಡಿ.
1: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: ಸೋನು ನಿಗಮ್, ಮಹಾಲಕ್ಷ್ಮಿ ಅಯ್ಯರ್ ಹಾಡಿರುವಂತಹ ಆಕ್ಸಿಡೆಂಟ್ ಚಿತ್ರದ ಗೀತೆ, ರಾಜೇಂದ್ರ ಕಾರಂತ್ ಅವರ ಸಾಹಿತ್ಯಕ್ಕೆ ರೆಕ್ಕಿ ಕೇಜ್ ಅವರ ಸಂಗೀತವಿದೆ.

ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಕೆಲವು ಚಿತ್ರಗೀತೆಗಳನ್ನು ಆಲಿಸಿದಿರಿ. ಸಮಯ 8 ಗಂಟೆಯಾಗಲಿದೆ. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಸಮಯ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.
2: ಇವತ್ತಿನ ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ನ್ಯಾಯಸಂಸ್ಥೆಯ ಕಾರ್ಯಕ್ರಮ ವ್ಯವಸ್ಥಾಪಕರಾದಂತಹ ಶಿರೀಷ ಬಿ ರೆಡ್ಡಿ ಅವರು. ಇವರು ವಕೀಲರು ಕೂಡ ಹೌದು. ಮೇಡಮ್ ನಮಸ್ಕಾರ.
3: ನಮಸ್ಕಾರ.
2: ಇಂದಿನ ಕಾರ್ಯಕ್ರಮಕ್ಕೆ ನಾವು ಹೋಗೋಕ್ಕಿಂತ ಮುಂಚೆ ಅನೇಕ ನಮ್ಮ ಕೇಳುಗರು ಉತ್ತರಗಳನ್ನು ಕಳಿಸ್ತಾ ಇದ್ದಾರೆ. ಮುಂದೆ ಕೂಡ ಸತತವಾಗಿ ವಾಟ್ಸ್ಆ್ಯಪ್ ಸಂಖ್ಯೆಗೆ ಉತ್ತರಗಳನ್ನು ಅವರು ಕಳಿಸ್ತಾ ಇರಲಿ. ಇವತ್ತು ಕೂಡ ನಾವು ಕೊನೆಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತೀವಿ. ಆ ವಾಟ್ಸ್ಆ್ಯಪ್ ಸಂಖ್ಯೆಯನ್ನು ಕೂಡ ನಾವು ಕಾರ್ಯಕ್ರಮದ ಕೊನೆಯಲ್ಲಿ ಹೇಳ್ತೀವಿ. ಅದಕ್ಕೆ ಅವರು ಮೆಸೇಜ್ ಮಾಡಲಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲೂ ಕೂಡ ಅಲ್ಲಿ ಕೇಳಲಾದಂಥ ಒಂದು ಪ್ರಶ್ನೆಗೆ ಉತ್ತರ ಕೊಡಬೇಕಾಗತ್ತೆ. ಕೊನೆಯಲ್ಲಿ ನಾವು ಇನ್ನೊಂದು ಗುರುವಾರ ದಿನ ನಾವು ಒಂದು 1.25 ತಾಸಿನ ಪ್ರಶ್ನೋತ್ತರ ಕಾರ್ಯಕ್ರಮವನ್ನು ಇಡ್ತಾ ಇದ್ದೇವೆ. ಅವತ್ತು ಕೇಳುಗರು ಕೂಡ ಭಾಗವಹಿಸಬಹುದು. ಈ ಎಲ್ಲ ಕೆಲವು ಸಂಕ್ಷಿಪ್ತ ವಿಚಾರಗಳನ್ನು ಯಾಕೆ ಇವತ್ತು ಹೇಳ್ತಾ ಇದ್ದೀವಿ ಅಂತಂದರೆ, ಈ ಆರಂಭದಲ್ಲಿ ಕಾರ್ಯಕ್ರಮ ಸರಣಿ ಆರಂಭದಲ್ಲಿ ಕೆಲವು ಸಲ ಗೊಂದಲಗಳು ಇರಬಾರ್ದು ಅಂತ ನಾವು ಉದ್ದೇಶಕ್ಕೆ ಈ ವಿವರಣೆ ಕೊಡ್ತಾ ಇದ್ದೀವಿ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ವಿಚ್ಛೇದನಗಳಿಗೆ ಬೇರೆ ಬೇರೆ ಕಾರಣಗಳಿರ್ತವೆ, ಯಾವ ಕಾರಣಗಳ ಆಧಾರದ ಮೇಲೆ ನಾವು ವಿಚ್ಛೇದನ ಪಡಿಬೇಕು ಅಂತ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಮೇಡಮ್, ಈಗ ಮೊದಲಿಗೆ ನಮಗೆ ಹೇಳಿ, ಯಾವ ಎಲ್ಲ ಕಾರಣಗಳ ಮೇಲೆ ನಾವು ವಿಚ್ಛೇದನವನ್ನು ಪಡಿಬಹುದು ಅಂತ?
3: ಎಸ್ ಸರ್, ಇದರಲ್ಲಿ ಒಂದು ಸ್ಪಷ್ಟನೆ ನೀಡಬೇಕು ಅಂತ ಬಯಸ್ತೀನಿ. ಸೊ ವಿವಾಹ ಮತ್ತು ವಿಚ್ಛೇದನ ಅಂತ ಬಂದಾಗ ಅವರವರ ಧರ್ಮಗಳ ಆಧಾರದ ಮೇಲೆ ಅವರ ಧಾರ್ಮಿಕ ಕಾನೂನುಗಳು ಅನ್ವಯವಾಗುತ್ತದೆ. ಹಿಂದೂಗಳಿಗೆ ಬರೋದಾದರೆ ಹಿಂದೂ ವಿವಾಹ ಕಾಯ್ದೆ ಅಡಿ ಏನೇನು ಕಾರಣಗಳಿರುತ್ತೆ ಅದರ ಆಧಾರದ ಮೇಲೆ ಸಂಗಾತಿಗಳು ವಿಚ್ಛೇದವನ್ನು ಪಡಿಬಹುದಾಗಿರುತ್ತೆ. ಒಂದು ಕಾರಣ ಅನ್ನೋದಾದರೆ ಕನಿಷ್ಠ 2 ವರ್ಷಗಳ ಕಾಲಕ್ಕೆ ಬಿಟ್ಟೋಗಿರುವಂಥದ್ದು, ಏನೂ ಕಾರಣಗಳಿಲ್ಲದೆ ಈಗ ಕ್ರೌರ್ಯ ಆಗ್ತಾ ಇದ್ರೆ ಅಂತೆ ಆ ಕಾರಣಕ್ಕೆ ಬಿಟ್ಟೋದಿದ್ರೆ ಅದು ಒಂದು ವ್ಯಾಲಿಡ್ ಕಾರಣ ಅಂತ ಹೇಳ್ಬೋದು. ಅದೇ ಏನೂ ಕಾರಣ ಇಲ್ಲದೆ ಅಥವಾ ಜೀವನ ನಡೆಸಕ್ಕೆ ಇಷ್ಟ ಇಲ್ಲ ಅಂತ ಸತತವಾಗಿ 2 ವರ್ಷ ಬಿಟ್ಟೋಗಿದ್ರೆ ಆ ಗ್ರೌಂಡ್ ಮೇಲೆ
2: ಪಡಿಬಹುದು.
3: ಅದೇ ರೀತಿ ಈಗ ಕ್ರೌರ್ಯ ಅಂತ ಹೇಳಿದ್ವಿ ಹಿಂದಿನ ಎಪಿಸೋಡ್ ಅಲ್ಲಿ, ನಾವು ಕ್ರೌರ್ಯಕ್ಕೆ DV ಕಾಯ್ದೆ, ಮಹಿಳೆಯರ ರಕ್ಷಣಾ ಕಾಯ್ದೆ ಅಡಿ ಏನೇನು ನೋಡಿದ್ವಿ, ಏನೇನು ಪರಿಹಾರ ಇದೆ ಅಂತ. ಆದ್ರೆ ಅದೇ ಆಧಾರದ ಮೇಲೆ ವಿಚ್ಛೇದನವನ್ನ ಕೂಡ ಪಡಿಬಹುದಾಗಿರುತ್ತೆ ಮಹಿಳೆಯರು. ಅಂಡ್ ಕ್ರೌರ್ಯ ಅನ್ನೋದು ಬರೀ ಮಹಿಳೆಯರಿಗೆ ಸೀಮಿತವಾಗಿಲ್ಲ. ಈ ವಿಚ್ಛೇದನ ಪಡೆಯೋದಕ್ಕೆ ಮಹಿಳೆಯರು ಅಥವಾ ಗಂಡಸರು ಅವರ ವಿವಾಹದಲ್ಲಿ ಕ್ರೌರ್ಯತೆ ಆಗ್ತಾ ಇದೆ ಅಂತಂದ್ರೆ ಅವರು ವಿಚ್ಛೇದನವನ್ನ ಪಡಿಬಹುದಾಗಿರುತ್ತೆ. ಇನ್ನೊಂದು ಬಂದು ವ್ಯಭಿಚಾರ ಅಂತ ಹೇಳ್ತಾರೆ, ಅಡಲ್ಟ್ರಿ ಅಂತ ಹೇಳ್ತಾರೆ. ಈ ಮದ್ವೆ ಜಾರಿಯಲ್ಲಿ ಇರಬೇಕಾದ್ರೇನೆ ಇನ್ನೊಂದು ಮದ್ವೆ ಮಾಡ್ಕೊಳ್ಳೋ ಅಂಥದ್ದು ಅಥವಾ ಅಕ್ರಮ ಸಂಬಂಧ ಇಟ್ಕೊಳ್ಳೋ ಅಂಥದ್ದಾಗಿರ್ಬೋದು. ಇನ್ನೊಂದು ಮದ್ವೆ ಮಾಡ್ಕೊಳ್ಳೋದನ್ನ ಬೈಗ್ಯಾಮಿ ಅಂತಾರೆ. ಎರಡನೇ ಮದ್ವೆ ಅಸಿಂಧು ಹಿಂದೂ ವಿವಾಹ ಕಾಯ್ದೆ ಅಡಿ, ಆದ್ರೂ ಕೂಡ ಆ ರೀತಿ ಮದ್ವೆ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾದಾಗ ಮೊದಲನೇ ಸಂಗಾತಿ ವಿಚ್ಛೇದನವನ್ನ ಆ ಗ್ರೌಂಡ್ ಮೇಲೆ ಪಡ್ಕೋಬಹುದಾಗಿರುತ್ತೆ.
2: ಹಿಂದೂ ವಿವಾಹ ಕಾಯ್ದೆ ಅಂತ ಹೇಳ್ತಾ ಇದ್ರಲ್ಲ, ಈಗ ಬೇರೆ ಧರ್ಮಕ್ಕೆ ಏನಾದ್ರೂ ಅವರು ಮತಾಂತರ ಆದ್ರೆ,
3: ಬೇರೆ ಧರ್ಮಕ್ಕೆ ಮತಾಂತರ ಆದ್ರೆ ಅದು ಕೂಡ ಒಂದು
2: ಕಾರಣ ಆಗುತ್ತೆ.
3: ಹೌದು, ಆ ಕಾರಣದ ಮೇರೆಗೂ ಕೂಡ ಈ ಕಾಯ್ದೆ ಅಡಿ ಅವರು ವಿಚ್ಛೇದನವನ್ನ
2: ಪಡ್ಕೋಬಹುದು.
3: ಇನ್ನು ಏನಾದ್ರೂ ಅವ್ರಿಗೆ ಗುಣಪಡಿಸಲಾಗದಂತಹ ಅಸ್ವಸ್ಥತೆ ಇದ್ರೆ,
2: ಮಾನಸಿಕ ಅಸ್ವಸ್ಥತೆ,
3: ಮಾನಸಿಕ ಆಗಿರ್ಬೋದು, ದೈಹಿಕ, ಕೆಲವೊಮ್ಮೆ ಈ ಲೆಪ್ರಸಿ ಅಂತ ಹೇಳ್ತಾರೆ, ಕ್ಯೂರ್ ಇಲ್ಲ ಅನ್ನೋದು ಅಥವಾ ಮುಚ್ಚಿಟ್ಟು ಮದುವೆ ಸಮಯದಲ್ಲಿ ಅವರು ಮಕ್ಕಳಾಗುವ ಅವಕಾಶ ಇಲ್ಲ ಅನ್ನೋದನ್ನ ಬೇಕು ಅಂತ ಮುಚ್ಚಿಟ್ಟು ಅದಾಮೇಲೆ ಬೆಳಕಿಗೆ
2: ತೊಂದರೆಗಳು ಬೇಕಾದ್ರೆ ಹೇಳ್ಬೋದು
3: ಅದ್ರ ಮೇಲೆ ಕೂಡ ವಿಚ್ಛೇದನವನ್ನ ಪಡಿ.

0: ಬರೋದಾಗಿರುತ್ತೆ. ಇನ್ನು ಮುಸ್ಲಿಂ ಕ್ರಿಶ್ಚಿಯನ್ ಪಾರ್ಸಿಗಳು ಬರೋದಂತ ಆದ್ರೆ ಅವರ ಕಾಯ್ದೆಗಳಿಗೆ ಅನುಗುಣವಾಗಿ ಪಡಿಬಹುದು. ಮುಸ್ಲಿಂ ವಿವಾಹ ವಿಸರ್ಜನೆ ಕಾಯ್ದೆ 1939 ಪ್ರಕಾರ ಪತ್ನಿಯರು ವಿಚ್ಛೇದನವನ್ನ ಕೂಡ ಸಿಮಿಲರ್ ಕಾರಣಗಳ ಮೇಲೆ ಪಡಿಬಹುದು. ಅಂದ್ರೆ ಗಂಡ 4 ವರ್ಷಕ್ಕಿಂತ ಹೆಚ್ಚಾಗಿ ಕಾಣೆಯಾಗಿದ್ರೆ, 2 ವರ್ಷ ಖರ್ಚಿಗೆ ಹಣ ಏನು ಕೊಡ್ತಾ ಇಲ್ಲ ಅನ್ನೋದಾದ್ರೆ, 7 ವರ್ಷ
1: ಜೈಲ್ ಶಿಕ್ಷೆ ಆಗಿದ್ರೆ,
0: ಆ ರೀತಿ ಕ್ರೌರ್ಯ ಮಾಡಿ ಅಥವಾ ಅಪರಾಧಕ್ಕೆ ಜೈಲ್ ಶಿಕ್ಷೆ ಪಡೆದಿದ್ರೆ ಅವರು ವಿರುದ್ಧ ಕೂಡ ವಿಚ್ಛೇದನವನ್ನ ಪಡಿಬಹುದಾಗಿರುತ್ತೆ.
1: ಈಗ ಇನ್ನೊಂದು ಮೇಡಮ್, ಕನಿಷ್ಠ 2 ವರ್ಷ ಬಿಟ್ಟು ಹೋದ್ರೆ ಅಂತ ಹೇಳಿ ಒಂದು ವಿಷಯ ಹೇಳಿದ್ರಿ ತಾವು, ಮಾಹಿತಿ ಕೊಟ್ರಲ್ಲ. ಈ ಕೆಲವು ಸಲ ಕೆಲವೊಬ್ರು ಒಂದು ಹೇಳ್ತಾರಲ್ಲ, 7 ವರ್ಷ ನಾಪತ್ತೆ ಆದ್ರೂ ಬರಲೇ ಇಲ್ಲ, ಆ ಕಡೆ ಹೋಗಿದ್ರು ಹೋದ್ರು ಅಂತಂದಾಗ ಅವಾಗ ಏನ್ ಮಾಡ್ಬೇಕು?
0: ಹೌದು, 7 ವರ್ಷ ಆಗೋಗಿದೆ, ಅದು ಕೂಡ ಒಂದು ಗ್ರೌಂಡ್ ಕಾಣೆ ಆಗಿದ್ರೆ, ಆಗ ಮೊದಲು ನಾವು ಯಾವಾಗ ನಮ್ಗೆ ಗೊತ್ತಾಗತ್ತೆ ಇವರು ಕಾಣೆ ಆಗಿದ್ದಾರೆ ಅಂತ, ಒಂದು ಪೊಲೀಸ್ ಕಂಪ್ಲೇಂಟ್ FIR ಕೊಟ್ಟಿರ್ಬೇಕಾಗಿರತ್ತೆ. ಸೊ ಅಲ್ಲಿಂದ ಅವ್ರು ಎಷ್ಟೇ ಹುಡುಕಾಟ ನಡೆಸಿದ್ರು, ಇನ್ವೆಸ್ಟಿಗೇಷನ್ ಆದ್ಮೇಲೂ ಸಿಕ್ಕಿಲ್ಲ ಅಂತ 7 ವರ್ಷಗಳು ಕಳೆದಿದೆ ಅನ್ನುವಾಗ ಅದರ ಆಧಾರದ ಮೇಲೆ ಕೂಡ ಓಕೆ, 1 ವರ್ಷಗಳು ಕಾದಿದೀವಿ, ಈಗ ಪತ್ತೇನೆ ಇಲ್ಲ ಅವರು, ಸೊ ವಿಚ್ಛೇದನವನ್ನ ಕೊಡಿ ಅಂತ ಕೂಡ ಪಡ್ಕೋಬೇಕಾಗಿದೆ.
1: ಈಗ ಈ ಬೇರೆ ಬೇರೆ ಕಾರಣಗಳಿಂದಾಗಿ ವಿಚ್ಛೇದನ ಪಡೆಯೋದಾಯ್ತು. ಈಗ ಕೆಲವು ಸಲ ಏನಂದ್ರೆ, ನಮಗೆ ಬೇಡಪ್ಪ, ನಮ್ಮ ರಿಲೇಶನ್ಶಿಪ್ಸೇ ಬೇಡ, ನಾವು ಪರಸ್ಪರ ಒಪ್ಪಿಗೆ ತಗೊಂಡು ವಿಚ್ಛೇದನ ಪಡಿತೀವಿ, ಆಮೇಲೆ ಪಡೆದಿದ್ದೇವೆ ಅಂತಂತೇಳಿ ಕೆಲವು ಸುದ್ದಿಗಳೆಲ್ಲ ಬರ್ತಿರ್ತವೆ. ನಾವೆಲ್ಲ ಅಂಡರ್ಸ್ಟ್ಯಾಂಡಿಂಗ್, ನಾವು ಈಗಲೂ ಕೂಡ ಫ್ರೆಂಡ್ಸ್ ಇದ್ದಂಗೆ ಇದ್ದೀವಿ, ಬಟ್ ವಿಚ್ಛೇದನ ಪಡಿತಾ ಇದ್ದೀವಿ ಅಂತಂದು ಮಾಹಿತಿ ಬರುತ್ತೆ. ಇದೆಲ್ಲ ಪಡಿಬೋದಾ ಪರಸ್ಪರ ಒಪ್ಪಿಗೆ ತಗೊಂಡು?
0: ಹೌದು, ಇದಕ್ಕೆ ಮ್ಯೂಚುವಲ್ ಕನ್ಸೆಂಟ್ ಡಿವೋರ್ಸ್ ಅಂತ ಹೇಳ್ತಾರೆ. ಸೊ ಏನು ಹೊಂದಾಣಿಕೆ ಇಲ್ಲ, ನಾವ್ ಎಷ್ಟೇ ಪ್ರಯತ್ನ ಪಟ್ಟರು ಜೊತೆಯಾಗಿ ಜೀವನ ನಡೆಸಕ್ ಸಾಧ್ಯ ಆಗ್ತಾ ಇಲ್ಲ. ಇರ್ರಿಟ್ರಿಬಿಡಬಲ್ ಬ್ರೇಕ್ ಡೌನ್ ಆಫ್ ಮ್ಯಾರೇಜ್ ಅಂತಾರೆ. ಎಷ್ಟೇ ಪ್ರಯತ್ನ ಪಟ್ಟರು ಅದನ್ನ ಸರಿಪಡಿಸ್ಕೊಳಕ್ ಹೋಗಕ್ ಆಗ್ತಾ ಇಲ್ಲ ಅನ್ನೋವಾಗ ಇಬ್ರು ಒಪ್ಪಿಗೆಯಿಂದ ಡಿವೋರ್ಸ್ ನ ಪಡಿಬಹುದಾಗಿರುತ್ತೆ. ಈಗ ಮೊದಲನೇ ತರದ್ ಏನ್ ಹೇಳಿದೆ, ನಾವು ವಿವಾದಕವಾಗಿ ವಿಚ್ಛೇದನ ಪಡಿತೀವಿ ಅಂತಂದ್ರೆ ಸಾಕ್ಷಿಗಳನ್ನ ಕೊಡ್ಬೇಕು, ಹೆಚ್ಚಾಗಿ ಎಲ್ಲ ನಡೆಯುತ್ತೆ, ಪ್ರೊಸೆಸ್ ಕೋರ್ಟ್ ಮುಂದೆ ಅರ್ಜಿ ಸಲ್ಲಿಸ್ತೀವಿ, ಮತ್ತೆ 2 ಪಾರ್ಟಿಗಳನ್ನ ಕರೀತಾರೆ, ಯಾವ ಕಾರಣಗಳನ್ನ ನಾವು ಹೇಳಿರ್ತೀವಿ ವಿಚ್ಛೇದನ ಪಡೆಯೋದಕ್ಕೆ ಅದನ್ನ ಪ್ರೂವ್ ಮಾಡ್ಬೇಕಾಗಿರುತ್ತೆ. ಉದಾಹರಣೆಗೆ ಕ್ರೌರ್ಯ ಅಂದ್ರೆ ನಾನು ತೋರಿಸ್ಬೇಕು ಯಾವ ರೀತಿ ಕ್ರೌರ್ಯ ಆಗ್ತಾ ಇದೆ, ಅದಕ್ಕೆ ವಿಚ್ಛೇದನ ಬೇಕು ಅಂತ. ಆದ್ರೆ ಇದೇ ಇಬ್ರು ಒಪ್ಪಿಗೆ ಪಡೆದು ಎಲ್ಲ ನಿರ್ಧಾರಗಳನ್ನ ಮಾಡಿದ್ದಾರೆ, ಅಂದ್ರೆ ಮಕ್ಕಳಿದ್ರೆ ಯಾರಿಗೆ ಅವರ ಪಾಲನೆ ಹೋಗತ್ತೆ, ಯಾರು ಅವ್ರ ಖರ್ಚುಗಳನ್ನ ನೋಡ್ತಾರೆ, ಇಬ್ರು ಪರಸ್ಪರವಾಗಿ ಏನ್ ಆಸ್ತಿ ಇದೆ ಅದು ಹೇಗೆ ವಿಭಜನೆ ಮಾಡ್ಕೋತಾರೆ, ಅಥವಾ ಬ್ಯಾಂಕ್ ಅಕೌಂಟ್ ಇದ್ರೆ ಆ ಹಣ ಏನಾಗುತ್ತೆ, ಅದೆಲ್ಲ ನಿರ್ಧಾರಗಳನ್ನ ಆಲ್ರೆಡಿ ಮಾಡ್ಕೊಂಡಿದ್ದಾರೆ. ಈಗ ಇನ್ನೇನು ಬೇಡ, ನಾವು ಫ್ರೆಂಡ್ಸ್ ಆಗೇ ಇರ್ತೀವಿ ಅಥವಾ ನಾವು ದೂರ ಮಾಡ್ಕೋತೀವಿ, ನಮಗೆ ಮತ್ತೆ ಇವ್ರ ಜೊತೆ ಕಾಂಟ್ಯಾಕ್ಟ್ ಬೇಡ ಅನ್ನೋದಾದ್ರೆ ಮ್ಯೂಚುವಲ್ ಕನ್ಸೆಂಟ್ ಡಿವೋರ್ಸ್ ಅನ್ನ ಹಿಂದೂ ವಿವಾಹ ಕಾಯ್ದೆ ಅಡಿ ಅವರು ಅದಕ್ಕೆ 13B ಅಪ್ಲಿಕೇಶನ್ ಅಂತಾರೆ, ಅದನ್ನ ಕೂಡ ಕೌಟುಂಬಿಕ ನ್ಯಾಯಾಲಯದ ಮುಂದೆ ಅರ್ಜಿ ಸಲ್ಲಿಸಬಹುದಾಗಿರುತ್ತೆ.
1: ಈಗ ಮೇಡಮ್ ಇನ್ನೊಂದು, ಈಗ ಮದುವೆ ಆಗ್ತಿದ್ದಂಗೆ ಕೆಲವೊಬ್ರು ಡೈವರ್ಸ್ ತಗೊಂಡ್ಬಿಟ್ರು ಅಂತೇಳಿ ಕೇಳಿದ್ವಿ. ಇಂತಿಷ್ಟು ವರ್ಷ ಆದ್ಮೇಲೆ ಕೆಲವು ಸಲ ವಿಚ್ಛೇದನ ತಗೋತಾರೆ, ಮತ್ತು ತುಂಬಾ ಒಂದು 20-30 ವರ್ಷ ಆದ್ಮೇಲೆ ಕೂಡ ವಿಚ್ಛೇದನ ತಗೊಳ್ಳೋ ಸುದ್ದಿಗಳು ಬರ್ತವೆ. ನಾವು ಏನಂತೀವಿ, ಬಹುಶಃ ಇಂತಿಷ್ಟು ವರ್ಷ ಆಗ್ತಿದ್ದಂಗೆ ಜೀವನ ಅಂದ್ರೆ ಏನು ಅರ್ಥ ಆಯ್ತು, ಇನ್ನೇನು ಅವರು ಬೇರ್ಪಡೆ ಆಗ್ಲಿಕ್ಕಿಲ್ಲ ಅಂತ ಹೇಳ್ತಿರ್ತೀವಿ. ನಾವು ವಿಚ್ಛೇದನ ಪಡಿಬೇಕಂತಂದ್ರೆ ಮದುವೆಯಾಗಿ ಇಂತಿಷ್ಟು ದಿನ ಕಾಲಾವಕಾಶ ಇರಬೇಕಂತ ಏನಾದ್ರು ಇರುತ್ತಾ?
0: ಖಂಡಿತವಾಗ್ಲೂ ಇದೆ. ಹಿಂದೂ ವಿವಾಹ ಕಾಯ್ದೆಯಡಿ ಸಾಮಾನ್ಯವಾಗಿ ಮದುವೆ ಆದ್ಮೇಲೆ 1 ವರ್ಷದ ತನಕ ಸಂಸಾರ ನಡೆಸಿರ್ಬೇಕು, ಅದಾದ್ಮೇಲೆ ಮಾತ್ರ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸುವಂತ.
1: 2-3 ತಿಂಗಳು ಆಯ್ತು, ನಾವು ಬದುಕಕ್ಕಾಗಲ್ಲ, ಜೊತೆಯಾಗಿರಕ್ ಸಾಧ್ಯ ಇಲ್ಲ ಅಂತ ಹೇಳೋಂಗಿಲ್ಲ.
0: ಅದು ಸಹಜವಾಗಿ ಸಾಮಾನ್ಯ ಪರಿಸ್ಥಿತಿಯಲ್ಲಿ ಹೇಳೋಂಗಿಲ್ಲ, ಆದ್ರೆ ಬಹಳಷ್ಟು ಕ್ರೌರ್ಯ ಆಗ್ತಾ ಇದೆ, ಅದರಿಂದ ತುಂಬಾನೇ ಹಿಂಸೆ ಆಗ್ತಾ ಇದೆ, ಜೀವನ ನಡ್ಸಕ್ ಆಗ್ತಿಲ್ಲ ಅನ್ನೋವಾಗ ಎಕ್ಸೆಪ್ಷನಲ್ ಕೇಸಸ್ ಅಲ್ಲಿ ಪರಿಗಣೆಗೆ ತೊಡ್ಕೋಬಹುದು. ಆದ್ರೂ ಕೂಡ ಸಹಜವಾಗಿ 1 ವರ್ಷ ಜೀವನ ನಡೆಸಿರ್ಲೇಬೇಕು.
1: ಅಥವಾ ಈಗ 3-4 ತಿಂಗಳ 2-3 ತಿಂಗಳ ಆದ್ಮೇಲೆ ಮದುವೆ ಆಗ್ತಿದ್ದಂಗೆ ಅವ್ರು ಬೇರ್ಪಡೆ ಆಗಿರ್ತಾರೆ, ಆದ್ರೆ 1 ವರ್ಷ ಆದ ನಂತರ ಬೇಕಾದ್ರೆ ವಿಚ್ಛೇದನಕ್ಕೆ ಅರ್ಜಿ ಹಾಕಬೇಕಾಗುತ್ತೆ, ಜೊತೆಗೆ ಇರ್ಲಿಕ್ಕಿಲ್ಲ ಅಷ್ಟೇ.
0: ಒಂದು ಪ್ರೂವ್ ಮಾಡ್ಬೇಕಾಗಿರುತ್ತೆ ಈಗ ಒಪ್ಪಂದದ ಮೇಲೆ ಮ್ಯೂಚುವಲ್ ಕನ್ಸೆಂಟ್ ಅಂದ್ವಿ,
1: 1 ವರ್ಷ ಆಯ್ತು ಮದುವೆ ಆಗಿ ನಮಗೆ ಬದುಕು ನಡೆಸಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಆಮೇಲೆ ಹೇಳಬೇಕಾಗುತ್ತೆ 1 ವರ್ಷ ಆದ್ಮೇಲೆ ಅರ್ಜಿ ಹಾಕಬೇಕು.
0: 1 ವರ್ಷ ಅಟ್ ಲೀಸ್ಟ್
1: ದೂರ ಇರಬೇಕು.
0: ಜೊತೆಗೆ ಇಟ್ಕೊಂಡು ನಾವು 3-4 ತಿಂಗಳಲ್ಲಿ ದೂರ ಆಗ್ತಿವಿ ಅಂತಂದ್ರೆ ಸದ್ಯಕ್ಕೆ ಅದರಲ್ಲಿ ಅವಕಾಶ ಇಲ್ಲ.
1: ಈ ಗಂಡ ನನ್ನನ್ನು ಬಿಟ್ಟು ಹೋಗ್ಬಿಟ್ಟಿದ್ದಾನೆ, ಖರ್ಚಿಗೇನು ಹಣ ಕೊಡ್ತಾ ಇಲ್ಲ ಅಂತ ಹೇಳಿ, ಈಗ ಇವಳು ಬಿಟ್ಟು ಹೋಗೋದು ಒಂದಾಗಿರ್ಬೋದು ಅಥವಾ ಗಂಡ ಬಿಟ್ಟು ಹೋಗಿರ್ಬೋದು, ಏನ್ ಮಾಡ್ಬೇಕು ಅವಾಗ?
0: ನಿಮ್ಗೆ ನೆನಪಿದ್ರೆ ಹಿಂದಿನ ಸಂಚಿಕೆಯಲ್ಲೂ ಕೂಡ ನಾವು ಹೇಳಿದ್ವಿ ಜೀವನಾಂಶ ಪರಿಹಾರ ಪಡಿಬಹುದು ಅಂತ. DV ಕಾಯ್ದೆ ಅಡಿ ಹಿಂಸೆ ಆಗ್ತಿದೆ ಅಂತಂದ್ರೆ ಅಲ್ಲಿ ಜೀವನಾಂಶ ಪಡಿಬಹುದು. ಇನ್ನೊಂದು, ಹಿಂದೂ ವಿವಾಹ ಕಾಯ್ದೆ ಅಡಿ ನಾವು ಜೀವನಾಂಶವನ್ನ ಪಡಿಬಹುದು. ಇಲ್ಲಿ ಗಮನ ಇರಬೇಕಾಗಿರುವಂತದ್ದು, ಇದು ಬರೀ ಮಹಿಳೆಯಗೆ ರೆಸ್ಟ್ರಿಕ್ಟೆಡ್ ಆದಂತಹ ಪ್ರಾವಿಷನ್ ಅಲ್ಲ. ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಯಾರು ಇನ್ನೊಬ್ಬರ ಮೇಲೆ ಆರ್ಥಿಕವಾಗಿ ಅವಲಂಬಿತರಾಗಿರ್ತಾರೆ ಅವರು ಜೀವನಾಂಶವನ್ನ ಪಡಿಬಹುದು. ಈಗ ವಿಚ್ಛೇದನ ಪ್ರಕರಣ ನಡೀತಾ ಇದೆ ಅಂದ್ರೆ ಮಧ್ಯಂತರವಾಗಿ ಅವ್ರಿಗೆ ಬೇಕಾದಂತಹ ಜೀವನ ಶೈಲಿಯಲ್ಲಿ ನಡೆಸೋದಕ್ಕೆ ಹಣ ಆಗಿರ್ಬೋದು, ಮತ್ತೆ ಅವ್ರಿಗೆ ಏನು ಈ ಕೋರ್ಟ್ ಕೇಸ್ ನಡೆಸೋದಕ್ಕೆ ಹಣ ಬೇಕು ಅಂತಂದ್ರೆ ಅದನ್ನ ಕೂಡ ಜೀವನಾಂಶವನ್ನ ಪಡಿಬೋದಾಗಿರತ್ತೆ. ಇದಲ್ದೇನೆ ಕೂಡ ಈ ಎರಡು ಮಹಿಳೆಯರಿಗೆ ಎರಡು ರೀತಿ ನಾವು ನೋಡಿದ್ವಿ ಈಗ ಹಿಂದೂ ವಿವಾಹ

0: ಕಾಯ್ದೆ ಅಡಿ ಜೀವನಾಂಶ, ಇನ್ನೊಂದು ಡಿವಿ ಕಾಯ್ದೆ ಅಡಿ, ಡಿವಿ ಪ್ರಕರಣ ಹಾಕಿದ್ರೆ ಅದರಡಿ ಜೀವನಾಂಶ ಪಡಿಬಹುದು. ಅದಲ್ಲದೆ ಹಿಂದೆ CRPC ಸೆಕ್ಷನ್ 125 ಅಪ್ಲಿಕೇಶನ್ ಅಂತ ಹೇಳ್ತಾ ಇದ್ರು ಜೀವನಾಂಶ ಪಡ್ಕೊಳ್ಳೋದಕ್ಕೆ. ಇನ್ನೊಂದು ಮಹಿಳೆಯರಿಗೆ ಅಂತಂದ್ರೆ ಅವ್ರನ್ನ ಅವರು ನೋಡ್ಕೊಳ್ಳೋದಕ್ಕೆ ಅಥವಾ ಅವ್ರ ಜೀವನ ನಡೆಸೋದಕ್ಕೆ ಅವರ ಆರ್ಥಿಕ ಸ್ಥಿತಿ ಸಾಕಾಗ್ತಾ ಇಲ್ಲ ಅಂತಂದ್ರೆ ಆಗ ಈಗ BNS ಅಂತ ಏನ್ ಹೇಳ್ತಾರೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ PNSS 144 ಅಡಿ ಕೂಡ ಅವರು ಜೀವನಾಂಶವನ್ನ ಪಡ್ಕೋಬಹುದಾಗಿರುತ್ತೆ. ಗಂಡ ಎಲ್ಲಿ ವಾಸ ಆಗಿರ್ತಾರೆ ಅಥವಾ ಹೆಂಡತಿಯಲ್ಲಿ ವಾಸವಾಗಿರ್ತಾರೆ ಅಥವಾ ಕೊನೆಯದಾಗಿ ಅವರು ಒಂದೇ ಮನೆಯಲ್ಲಿ ವಾಸವಾಗಿರುವಂತಹ ಸ್ಥಳದಲ್ಲಿ ಈ ಜೀವನಾಂಶಕ್ಕೆ ಅರ್ಜಿಯನ್ನು ಅವರು ಸಲ್ಲಿಸಬಹುದಾಗಿರುತ್ತೆ.
1: ಅಂದ್ರೆ ಈಗ ತಂದೆ ತಾಯಿ ಮಕ್ಕಳು ಎಲ್ಲರೂ ಕೂಡ ಜೀವನಾಂಶ ಕೇಳಬಹುದು.
0: ಈಗೇನ್ ನಾನು BNSS 144 ಅಂತ ಹೇಳಿದೆ ಅದರಡಿ ಬರೀ ಮಹಿಳೆಯರಲ್ಲ ಇನ್ನಷ್ಟು ಜನರು ಕ್ಯಾಟಗರಿ ಅವರು ಒಬ್ಬ ಗಂಡಸಿಂದ ಹಣವನ್ನ ಪಡ್ಕೋಬಹುದಾಗಿರುತ್ತೆ. ಹಣ ಅಂತಂದ್ರೆ ಜೀವನಾಂಶ. ಯಾರ್ಯಾರಿದು ತಂದೆ ತಾಯಿ ಅವರನ್ನ ಅವರು ನೋಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತಿದ್ರೆ ಅವರು ಪಡ್ಕೋಬಹುದಾಗಿರತ್ತೆ. ಒಂದು ವಿವಾಹದ ಪತ್ನಿ ತನ್ನನ್ನು ತಾನು ನೋಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ತನ್ನ ಆರ್ಥಿಕ ಪರಿಸ್ಥಿತಿಯಲ್ಲಿ ಅಂತಾದ್ರೆ, ಅಥವಾ ದುಡಿತಾ ಇದ್ರೂ ಕೂಡ ಆ ಹಣ ತನ್ನನ್ನು ಮಕ್ಕಳನ್ನು ನೋಡ್ಕೊಳ್ಳೋದಕ್ಕೆ ಸಾಕಾಗ್ತಾ ಇಲ್ಲ ಅಂತಂದ್ರೂ ಕೂಡ ಅವರು ಜೀವನಾಂಶವನ್ನ ಪಡಿಬಹುದಾಗಿದೆ.
1: ಈಗ ಕೆಲವು ಸಂದರ್ಭದಲ್ಲಿ ಜೀವನಾಂಶ ಕೊಡಕ್ಕಾಗಲ್ಲ ಅಂತಂದಿರ್ತಾರಲ್ಲ, ಯಾವ ಕಾರಣ ಅದರದ ಮೇಲೆ ಅವರಿಗೆ ಕೊಡಕ್ಕಾಗಲ್ಲ ಅಂತ ಹೇಳ್ಬೋದು?
0: ಈ ಕೊಡಬಹುದು ಕೊಡಕ್ಕಾಗಲ್ಲ ಎಷ್ಟು ಪಡ್ಕೋಬಹುದು ಅನ್ನೋದು ತುಂಬಾ ತಪ್ಪು ಕಲ್ಪನೆಗಳಲ್ಲಿ ಜನ ಇರ್ತಾರೆ. ಕೋರ್ಟ್ ಏನೂ ಆಧಾರ ಇಲ್ಲದೆ ಜೀವನಾಂಶ ಡಿಕ್ಲೇರ್ ಮಾಡಲ್ಲ. ಹೆಚ್ಚಾಗಿ ನೋಡುವಂಥದ್ದು ಏನು ಅಗತ್ಯಕತೆ ಇದೆ, ಅವ್ರಿಗೇನು ಆದಾಯ ಇದೆ, ಏನು ಖರ್ಚಿದೆ ಅಂತ. ಈಗ ನಾನೇನು DV ಕಾಯ್ದೆ ಅಂತ ಹೇಳಿದೆ ಅಥವಾ ಈ ಡಿವೋರ್ಸ್ ಅಲ್ಲೂ ಕೂಡ ಮುಖ್ಯವಾಗಿ ಒಂದು ಅಫಿಡೆವಿಟ್ ಸಲ್ಲಿಸಬೇಕು. ಅವರು ಸ್ವಂತವಾಗಿ ಅವರ ಆದಾಯ ಏನಿದೆ, ಎಷ್ಟು ಜನ ಇವರ ಹಣದ ಮೇಲೆ ಅವಲಂಬಿತರಾಗಿದ್ದಾರೆ, ಇವರಿಗೆ ಏನು ಖರ್ಚುಗಳಿದೆ, ರೆಸ್ಪಾನ್ಸಿಬಿಲಿಟೀಸ್ ಜವಾಬ್ದಾರಿಗಳಿದೆ, ಎಲ್ಲವನ್ನು ಒಂದು ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಅಫಿಡೆವಿಟ್ ಅಂತ ಹೇಳ್ತಾರೆ, ಅದನ್ನ ಕೋರ್ಟಿಗೆ ಸಲ್ಲಿಸಬೇಕಾಗಿರುತ್ತೆ. ಈಗ ಹೆಂಡತಿ ಅರ್ಜಿ ಸಲ್ಲಿಸ್ತಾ ಇದ್ರೆ ಅವರ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಅಫಿಡೆವಿಟ್ ಅಲ್ಲದೆ ಅವರು ತನ್ನ ಗಂಡನ ಖರ್ಚು ವೆಚ್ಚಗಳು ಏನಿದೆ ಅವರ ಪ್ರಕಾರ ಎಷ್ಟು ತಿಳಿದಿದೆ ಅದನ್ನು ಕೂಡ ಸಲ್ಲಿಸಬೇಕು. ಮತ್ತೆ 3 ವರ್ಷಗಳ ಬ್ಯಾಂಕ್ ಸ್ಟೇಟ್ಮೆಂಟ್ ನ ಕೂಡ ಕೊಡಬೇಕಾಗಿರತ್ತೆ. ಸೊ ಅದನ್ನ ಎಲ್ಲಾ ನೋಡಿ ಎಷ್ಟು ಅಗತ್ಯಕತೆ ಇದೆ, ಎಷ್ಟು ಖರ್ಚಿದೆ, ಎಷ್ಟು ಅವಲಂಬಿತರಿದ್ದಾರೆ ಅದನ್ನ ನೋಡಿ ಈ ಜೀವನಾಂಶದ ಮೊತ್ತವನ್ನ ನಿರ್ಧರಿಸ್ತಾರೆ.
1: ಈಗ ನ್ಯಾಯಾಲಯದಲ್ಲಿ ಒಂದೇನೋ ನಿರ್ಧಾರ ಆಗಿರ್ತದೆ, ಒಂದು ಆದೇಶ ಬಂದ್ಬಿಟ್ಟಿರ್ತದೆ, ಜೀವನಾಂಶ ಕೊಡಕ್ಕಾಗಲಿಲ್ಲ, ನಾನು ಕೊಡಲ್ಲ ಏನು ಮಾಡ್ಕೋತೀವಿ ಮಾಡ್ಕೋ ಹೋಗುವಂತ ಅನ್ನೋದೆಲ್ಲ ನೋಡ್ತಿರ್ತೀವಿ, ಅವಾಗ ಏನು ಪ್ರಕ್ರಿಯೆ ಇರ್ತದೆ, ಯಾವ ರೀತಿ ಕಾನೂನು ಸಹಾಯಕ್ಕೆ ಬರುತ್ತೆ?
0: ಈ ರೀತಿ ಒಂದ್ಸತಿ ನ್ಯಾಯಾಲಯದಿಂದ ಆದೇಶ ಬಂದಿದೆ ಅಂತಂದ್ರೆ ಅದನ್ನ ನಾವು ಮಾಡಲ್ಲ ಕಣ್ಗಡಿಸ್ತೀವಿ ಅಂದ್ರೆ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಅದರ ವಿರುದ್ಧ ನ್ಯಾಯಾಲಯ ಆಕ್ಷನ್ ಕೂಡ ತಗೋಬಹುದಾಗಿರತ್ತೆ, ಕಂಟೆಂಪ್ಟ್ ಪ್ರೊಸೀಡಿಂಗ್ಸ್ ನ ಮಾಡಬಹುದು. ಅದಲ್ಲದೆ ಒಂದ್ಸತಿ ಈಗ ಆದೇಶ ಬಂದಿದೆ ಡಿವೋರ್ಸ್ ಅಥವಾ DV ಕೇಸ್ ಅಲ್ಲಿ ಹಣ ಇಷ್ಟು ಕೊಡಬೇಕು ಅಂತಂದ್ರೆ ಅದ್ ನೀಡ್ತಾ ಇಲ್ಲ ಅಂದಾಗ ಎಕ್ಸಿಕ್ಯೂಷನ್ ಪೆಟಿಷನ್ ಅಂತ ಅದನ್ನ ನಡೆಸಿ ಆ ಹಣ ಪಡ್ಕೋಬಹುದಾಗಿರತ್ತೆ. ಇದನ್ನ ಕೊಡ್ತಾ ಇಲ್ಲ, DV ಅಲ್ಲಿ ನಾವು ಜೀವನಾಂಶ ಆದೇಶವನ್ನ ಪಡ್ಕೊಂಡಿದ್ದು ಆ ಹಣ ಗಂಡ ಕೊಡ್ತಾ ಇಲ್ಲ ಅನ್ನೋವಾಗ ಅದರ ವಿರುದ್ಧ ಪೊಲೀಸ್ ಆಕ್ಷನ್ ತಗೊಂಡು ಅವ್ರನ್ನ ಜೈಲ್ಗೆ ಕೂಡ ಹಾಕ್ಬೋದಾಗಿರತ್ತೆ. ಅದೇ ರೀತಿ ಯಾವ ಈ ಆದೇಶವನ್ನ ಅವರು ಪಾಲಿಸ್ಲಿಲ್ಲ ಅಂತಂದ್ರೆ ಪ್ರತಿ ತಿಂಗಳಿಗೆ ಅವರು ಹಣ ನೀಡದ ಪ್ರತಿ ತಿಂಗಳಿಗೆ 1 ತಿಂಗಳವರೆಗೆ ಜೈಲು ಶಿಕ್ಷೆಯನ್ನ ವಿಧಿಸಬಹುದಾಗಿರುತ್ತೆ, ಅಥವಾ ಹಣ ಪಾವತಿಸುವವರೆಗೆ ಆ ಅವಧಿ ಮುಗಿಯುವ ತನಕ ಕೂಡ ಅವ್ರಿಗೆ ಜೈಲು ಶಿಕ್ಷೆಯನ್ನ ವಿಧಿಸಬಹುದಾಗಿರುತ್ತೆ. ಸೊ ಈ ರೀತಿ ನ್ಯಾಯಾಲಯ ನೋಡ್ಕೊಳ್ಳುತ್ತೆ ಅವರು ಆದೇಶ ನೀಡಿರುವಂತ ಹಣ ಆ ಮಹಿಳೆಗೆ ಅಥವಾ ಯಾರಿಗೆ ಜೀವನಾಂಶ ಪಡ್ಕೋತಾ ಇರ್ತಾರೆ ಅವ್ರಿಗೆ ಸೇರಿ
1: ಕಾನೂನು ಪ್ರಕ್ರಿಯೆಗೆ ಅವರು ಒಳಗಾಗಬೇಕಾಗತ್ತೆ. ಏನು ನಮ್ಮ ನೆಲದ ಕಾನೂನು ಏನಿರ್ತದೆ, ಅವರಿಗೆ ಶಿಕ್ಷೆ ವಿಧಿಸೋದಾಗ್ಲಿ ಅಥವಾ ವಾರಂಟ್ ಹೊರಡಿಸೋದು ಅದೆಲ್ಲ ಇರುತ್ತದೆ, ತಿಳ್ಕೊಳ್ಬೇಕಾಗುತ್ತೆ. ಆಮೇಲೆ ಈಗ ಉಚಿತ ಕಾನೂನು ನೆರವಿನ ಸಹಾಯವಾಣಿ ಬಗ್ಗೆ ನಾವು ಪಡಿಬೇಕು ಅಂತಂದಾಗ ಯಾವ ಸಂಖ್ಯೆ ಏನು ಮೇಡಮ್? ಅದು
0: ಅದೇ ಹಿಂದಿನ ಸಂಚಿಕೆಯಲ್ಲೂ ಹೇಳಿದ್ದೆ, 15100 ಅಂತ ಹೇಳ್ತಾರೆ, ನ್ಯಾಷನಲ್ ಲೀಗಲ್ ಸರ್ವಿಸಸ್ ಹೆಲ್ಪ್ ಲೈನ್ ಅಂತ. ಇದು ಅದೇ ಈ ಎಕ್ಸಿಕ್ಯೂಷನ್ ಆಗಿರ್ಬೋದು, ವಿಚ್ಛೇದನಕ್ಕಾಗಿರ್ಬೋದು, ಯಾವುದೇ ಪ್ರಕರಣ ನಡೆಸಬೇಕು ಅಂತಂದ್ರೆ ಒಂದು ಲಿಸ್ಟೆಡ್ ಕ್ಯಾಟಗರೀಸ್ ಇರುತ್ತೆ, ಅಂತಹ ಕ್ಯಾಟಗರಿಯಲ್ಲಿ ಬರುವಂತ ಎಲ್ಲ ಜನರು ಕೂಡ ಉಚಿತ ಕಾನೂನು ನೆರವನ್ನು ಈ ಕಾನೂನು ಸೇವೆಗಳ ಪ್ರಾಧಿಕಾರಗಳಿಂದ ಪಡ್ಕೋಬಹುದಾಗಿರುತ್ತೆ, ಅಥವಾ ಈ ನಂಬರ್ಗೆ ಸಹ ಅವ್ರು ಕರೆ ಮಾಡಿ ಪಡ್ಕೋಬಹುದು.
1: ತುಂಬಾ ವಿವರವಾದಂತಹ ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ ವಕೀಲರಾದಂತಹ ಶಿರೀಶ ಬಿ ರೆಡ್ಡಿ ಅವರೇ. ಇನ್ನು ಪ್ರಶ್ನೆಗೆ ನಾವು ಬರೋದಾದ್ರೆ, ನಮ್ಮ ಕೇಳುಗರು ಕೂಡ ಈ ಸಂಚಿಕೆಯಲ್ಲಿ ಯಾವ ಪ್ರಶ್ನೆ ಕೇಳಬಹುದು ಅಂತ ಹೇಳಿ ಕುತೂಹಲ ಇದೆ ಕಾಣಿಸುತ್ತೆ. ಇಲ್ಲಿ ಪ್ರಶ್ನೆ ಏನಂತಂದ್ರೆ, ಕೆಲಸ ಮಾಡುವ ಮಹಿಳೆಗೆ ಜೀವನಾಂಶ ಕೇಳುವ ಹಕ್ಕಿದೆಯೇ? ಜಾಬ್ ಮಾಡ್ತಿರ್ತಾರಲ್ಲ ಅವರು ಜೀವನಾಂಶ ಕೇಳಬಹುದಾ ಅಂತಂತನೋಂತ ಪ್ರಶ್ನೆ ಇದೆ. ಇಲ್ಲಿ ಮಹಿಳೆಯರಿಗೆ ಜೀವನಾಂಶ ಕೇಳುವ ಹಕ್ಕಿದೆ ಅಂತಂದಾಗ ಇಲ್ಲ, ಸಿಗೋದಿಲ್ಲ, ಕೆಲಸ ಮಾಡೋರಿಗೆ ಸಿಗೋದಿಲ್ಲ ಒಂದು. ಇನ್ನೊಂದು, ಹೌದು ಸಿಗುತ್ತೆ, ಆದಾಯವನ್ನ ತನ್ನನ್ನು ತಾನು ಸಾಕಿಕೊಳ್ಳಲು ಸಾಕಾಗ್ತಾ ಇಲ್ಲ ಅಂತಂತ ಹೇಳಿದ್ರೆ ಕೂಡ ಕೇಳಬಹುದು ಅಂತ ಹೇಳಿ. ಉತ್ತರವನ್ನು ಕಳಿಸೋದು ಈಗ ಹೇಳುವಂತಹ ಮೊಬೈಲ್ ಸಂಖ್ಯೆಗೆ 9650108107. ಇನ್ನೊಮ್ಮೆ 9650108107 9650108107 ಈ ಸಂಖ್ಯೆಗೆ ವಾಟ್ಸ್ಆ್ಯಪ್ ಮೆಸೇಜ್ಗಳನ್ನು ಮಾತ್ರ ಮಾಡಬೇಕು, ಕರೆ ಮಾಡಬಾರ್ದು. ಲಕ್ಕಿ ಕೇಳುಗರನ್ನು ನಾವು ಆರಿಸ್ತೀವಿ, ಒಂದು ನೇರ ಫೋನಿನ ಕಾರ್ಯಕ್ರಮ ನಡೆಸ್ತೀವಲ್ಲ ಅವತ್ತು ಇದನ್ನು ನಾವು ಅನೌನ್ಸ್ ಮಾಡ್ತೀವಿ, ಯಾರು ಲಕ್ಕಿ ವಿನ್ನರ್ ಅಂತಂಥೇಳಿ ನಾವು ಅವತ್ತು ನೋಡ್ಬೋದು. ಸೊ ಉತ್ತರ ಏನಂತ ಅನ್ನೋದನ್ನು ನಾವು ಆಮೇಲೆ ಲೈವ್ ಸೆಷನ್ನಲ್ಲಿ, ನೇರ ಕಾರ್ಯಕ್ರಮ ಏನಿರುತ್ತಲ್ಲ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ನಾವು ಉತ್ತರವನ್ನು ಹೇಳ್ತೀವಿ. ಎಲ್ಲರಿಗೂ ಕೂಡ ನಮ್ಮ ಕಾರ್ಯಕ್ರಮದ ಕೇಳುಗರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳು.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ

ಈಗ ಒಂದು ಚಿತ್ರಗೀತೆಯನ್ನ ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವಂತಹ ಮಲಯ ಮಾರುತ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

0: ಇದುವರೆಗೂ ಒಂದು ಚಿತ್ರಗೀತೆಯನ್ನ ಆಲಿಸಿದಿರಿ.
1: ಸತ್ಯ ಯಾವುದು, ಧರ್ಮ ಯಾವುದು, ಅಧರ್ಮ ಯಾವುದು, ನ್ಯಾಯ ಅನ್ಯಾಯ, ಇವುಗಳನ್ನು ತರ್ಕದ ಮೂಲಕ ವಾದ ಪ್ರತಿವಾದದಿಂದ ನಿರ್ಣಯಿಸುವುದು ಸುಲಭವಲ್ಲ. ಆದ್ದರಿಂದ ತಾನು ಒಳ್ಳೆಯ ನಡತೆಯವನಾಗಬೇಕು ಎಂದು ಬಯಸುವವನಿಗೆ ದೊಡ್ಡವರೆಂದು ಸಮಾಜವು ಗುರುತಿಸಿದ ಮಹಾತ್ಮರು ಯಾವ ಸಂದರ್ಭದಲ್ಲಿ ಹೇಗೆ ಹೇಗೆ ವರ್ತಿಸುತ್ತಾರೆ ಎಂಬುದನ್ನು ನೋಡಿ ಅವರನ್ನು ಅನುಕರಿಸುವುದೊಂದೇ ದಾರಿ. ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಂ ಮಹಾಜನೋಯಿನ ಗತಃ ಸಪಂಥ ಎಂದಿದೆ ಮಹಾಭಾರತ.
0: ಸಮಯ 8:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಜ್ಞಾನದಿಂ ಜೀವನ ಸಮೃದ್ಧಿಮಿಗೆ ವಿಸ್ತರಿಸೆ ವಿಶ್ವೈಕ್ಯ ಭಾವಜನ ಮನದೊಳ್. ವಸ್ತು ವಿಜ್ಞಾನದಿಂ ಜೀವನ ಸಮೃದ್ಧಿಮಿಗೆ ವಿಸ್ತರಿಸೆ ವಿಶ್ವೈಕ್ಯ ಭಾವಜನ ಮನದೊಳ್. ದೃಷ್ಟ ಲೋಕದ ಬೆಡಗ ದೃಷ್ಟವನು ಮರಸದಿರೆ ಸ್ವಸ್ತಿ ಲೋಕಕ್ಕೆಲ್ಲ ಮಂಕುತಿಮ್ಮ. ದೃಷ್ಟ ಲೋಕದ ಬೆಡಗ ದೃಷ್ಟವನು ಮರಸದಿರೆ ಸ್ವಸ್ತಿ ಲೋಕಕ್ಕೆಲ್ಲ ಮಂಕುತಿಮ್ಮ.

ವಿಜ್ಞಾನದಿಂ ಜೀವನ ಸಮೃದ್ಧಿ ಮಿಗೆ. ಅಂದ್ರೆ ಇವಾಗ ವಿಜ್ಞಾನದ ಆವಿಷ್ಕಾರದಿಂದ ಜೀವನ ಬಹಳ ಸುಲಭ ಆಗ್ತಾ ಇದೆ. ಒಬ್ಬ ಗೃಹಿಣಿಗೆ ಫ್ರಿಡ್ಜು, ಕುಕ್ಕರು, ಗ್ಯಾಸು, ಮಿಕ್ಸರು ಎಲ್ಲ ದೊರೆತಿದೆ. ಹಾಗಾಗಿ ಕುಟ್ಟೋದು, ಬೀಸೋದು, ಒಲೆ ಊದೋದು ಯಾವ ಜಂಜಾಟನೂ ಇಲ್ಲ. ಹಾಗೆ ಪುರುಷನಿಗೂ ಕೂಡ ಕಂಪ್ಯೂಟರು, ಮೋಟರು, ಯಂತ್ರ, ತಂತ್ರಗಳು ಎಲ್ಲವೂ ಇರೋದ್ರಿಂದ ಶ್ರಮ ಅನ್ನೋದು ಕಡಿಮೆ ಆಗಿದೆ. ದೈಹಿಕ ಶ್ರಮ ಅನ್ನೋದು ಕಡಿಮೆಯಾಗಿ ಜಗತ್ತೇ ಒಂದು ಪುಟ್ಟ ಮನೆಯ ರೀತಿಯಲ್ಲಿ ಆಗಿದೆ. ಹೀಗಿರೋವಾಗ ಇಷ್ಟೆಲ್ಲ ಸಂತೋಷ, ಆನಂದ ಇದೆ, ಮಿರುಗು ಬಣ್ಣಕ್ಕೆ ಸೋತು ಮೈ ಮರೆದು ಉಬ್ಬಿದೆನು ಅನ್ನೋ ರೀತಿಯಲ್ಲಿ ಆಗಬಾರದು. ಬಾಹ್ಯದ ಆಕರ್ಷಣೆಯಿಂದ ನಾನುಂಟೋ ಮೂರು ಲೋಕ ಉಂಟೋ ಎನ್ನುವಂತೆ ಮನುಷ್ಯ ಮರೆಯಬಾರದು. ಯಾಕೆ ಮರೆಯಬಾರದು ಅಂದರೆ

ಇಲ್ಲಿ ಡಿ ವಿ ಜಿ ಅವರು ಹೇಳ್ತಿದ್ದಾರೆ, ಇಷ್ಟೆಲ್ಲ ಸಂಪತ್ತನ್ನ ಸೌಲಭ್ಯವನ್ನ ಕೊಟ್ಟಿರೋದು ಯಾವುದೋ ಒಂದು ಅದಮ್ಯವಾದ ಒಂದು ಚೈತನ್ಯ, ಅದನ್ನ ಅದೃಶ್ಯ ಶಕ್ತಿ ಅಥವಾ ಪರಬ್ರಹ್ಮ ಅಂತ ಕರಿಬೋದು. ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಅಂತ ಪ್ರಾರ್ಥನಾ ಪದ್ಯದಲ್ಲೇ ಹೇಳ್ತಾರೆ. ಮನುಷ್ಯನ ಸ್ವಭಾವ ಹೇಗೆ ಅಂದ್ರೆ, ಮೆರೆಯುವೆನು ಅಭ್ಯುದಯದಲ್ಲಿ, ಮರೆಯೇನು ಆಪತ್ತಿನಲ್ಲಿ ಅಂತ. ಯಾವಾಗ್ಲೂ ಕೂಡ ತನ್ನ ಅಭ್ಯುದಯದಲ್ಲಿ ಆ ಒಂದು ಶ್ರೀಮಂತನಂತೆ ಮರೆಯುವಾಗ ದೇವರನ್ನ ಮರೀತಾನೆ, ಸಂಕಟದಲ್ಲಿ ವೆಂಕಟರಮಣ ಅನ್ನೋ ರೀತಿಯಲ್ಲಿ ಆಪತ್ತಿನಲ್ಲಿ ನೆನೆಸ್ತಾನೆ. ಹಾಗಾಗಬಾರದು. ಡಿ ವಿ ಜಿ ಅವ್ರು ಹೇಳ್ತಾರೆ, ಧರಿಸು ಲೋಕದ ಬರವ ಪಾರಮಾರ್ಥವನ್ನು ಬಿಡದೆ. ನೀನು ನಿನ್ನ ಕೆಲಸಗಳನ್ನೆಲ್ಲವನ್ನು ಮಾಡು, ಆದರೆ ಎಲ್ಲ ಕೆಲಸಗಳ ಹಿಂದೆ ಒಂದು ಅದೃಷ್ಟವಾದ ಒಂದು ಶಕ್ತಿ ಇದೆ, ಆ ಶಕ್ತಿಗೆ ನಾನು ನಮಸ್ಕಾರವನ್ನು ಮಾಡ್ತೀನಿ ಅನ್ನೋ ಒಂದು ಭಾವನೆಯಿಂದ ನೀನು ಜನಮನದಲ್ಲಿ ವರ್ತನೆಯನ್ನು ಮಾಡಿದಾಗ, ಜನಮನದೋಳ್ ಸ್ವಸ್ತಿ ಲೋಕಕ್ಕೆಲ್ಲ ಮಂಕುತಿಮ್ಮ, ಜಗತ್ತಿಗೆಲ್ಲ ಮಂಗಳವಾಗತ್ತೆ ನಿನ್ನ ಈ ಒಂದು ನಡವಳಿಕೆಯಿಂದ, ಆ ರೀತಿ ಒಂದು ಜೀವನವನ್ನು ಮಾಡು ಅನ್ನೋ ಒಂದು ಸಂದೇಶವನ್ನು ಇಲ್ಲಿ ಡಿ ವಿ ಜಿ ಅವರು ಕೊಟ್ಟಿದ್ದಾರೆ.

ಜಾನಪದ ಶಿಷ್ಟಿಯಲಿ ಸಂಪತ್ ಸಮಷ್ಟಿಯಲಿ ಜ್ಞಾನ ಸಂಧಾನದಲ್ಲಿ ಮೌಲ್ಯಗಣನೆಯಲಿ ಜಾನಪದ ಶಿಷ್ಟಿಯಲಿ ಸಂಪತ್ ಸಮಷ್ಟಿಯಲಿ ಜ್ಞಾನ ಸಂಧಾನದಲ್ಲಿ ಮೌಲ್ಯಗಣನೆಯಲಿ ಮಾನವತೆ ಮಾನುಷ್ಯ ಧಾರ್ಮಿಕತೆ ಎದ್ದು ನಿಲೆ ಆನಂದ ಧರೆಗಂದು ಮಂಕುತಿಮ್ಮ ಮಾನವತೆ ಮಾನುಷ್ಯ ಧಾರ್ಮಿಕತೆ ಎದ್ದು ನಿಲೆ ಆನಂದ ಧರೆಗಂದು ಮಂಕುತಿಮ್ಮ

ನಾವು ಆನಂದವಾಗಿ ಭೂಮಿಯಲ್ಲಿ ಜೀವಿಸಬೇಕು ಅನ್ಕೋತೀವಿ. ಪ್ರತಿ ಮನುಷ್ಯನ ಸ್ವಭಾವವು ಹಾಗೆ, ಯಾರಿಗೂ ಕಷ್ಟ ಬೇಡ, ನೋವು ಬೇಡ, ಸಂಕಟ ಬೇಡ, ಸದಾ ನಾವು ಸಂತೋಷವಾಗಿರಬೇಕು ಅಂತ ಬಯಸ್ತೀವಿ. ಹಾಗೆ ನೀನು ಸಂತೋಷವಿರವಾಗಿರಬೇಕು ಅನ್ಕೊಂಡ್ರೆ ಡಿ ವಿ ಜಿ ಅವರು ಹೇಳ್ತಾರೆ, ನೀನು ಪಂಚಸೂತ್ರಗಳನ್ನು ಅನುಸರಿಸಬೇಕು. ಒಂದು ಜಾನಪದ ಶಿಷ್ಟಿ, ಎರಡನೇದು ಸಂಪತ್ ಸಮಷ್ಟಿ, ಮೂರನೇದು ಜ್ಞಾನ ಸಂಧಾನ, ನಾಲ್ಕನೇದು ಮೌಲ್ಯ ಗಣನೀಯದಲ್ಲಿ ಮಾನವತೆ, ಐದನೇದು ಮಾನುಷ್ಯ ಧಾರ್ಮಿಕತೆ. ಯಮ ನಿಯಮಗಳನ್ನು ಮನುಷ್ಯ ಪಾಲಿಸಬೇಕು ಅಂದರೆ ಒಂದು ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿಯನ್ನು ಇಟ್ಟುಕೊಂಡು ಒಂದು ಶಿಸ್ತಿನಿಂದ ಜೀವನವನ್ನು ನಡೆಸಬೇಕು. ಈ ಜಗತ್ತಿನಲ್ಲಿರುವ ಅಪಾರ ಸಂಪತ್ತು ನನಗೊಬ್ಬನಿಗೆ ಇದೆ ಅನ್ನೋ ಒಂದು ಸ್ವಾರ್ಥವನ್ನು ಇಟ್ಕೋಬಾರ್ದು, ಎಲ್ಲರೂ ಹಂಚಿಕೊಂಡು ಬಾಳ್ಬೇಕು ಅನ್ನೋ ಒಂದು ಧ್ಯೇಯ ಇರಬೇಕು. ಆ ದೇವ ಈ ದೇವ ಮಾದೇವನೇನ ಬೇಡ, ಸರ್ವ ಪ್ರಾಣಿಗಳಿಗಾದವನೇ ದೇವ ಅನ್ನೋ ರೀತಿಯಲ್ಲಿ ಆ ಭೂತ ದಯೆಯನ್ನು ನೀನು ಹೊಂದಿರಬೇಕು. ಜೊತೆಗೆ ಬುದ್ಧಿಶಕ್ತಿ ಏನಿದೆ ಆ ಶಕ್ತಿಯನ್ನು ಎಲ್ಲರೊಡನೆ ಹಂಚ್ಕೋಬೇಕು. ಜ್ಞಾನ ಶಕ್ತಿ, ಅದರಲ್ಲಿ ಮಾನವೀಯತೆ ಇರಬೇಕು, ಒಂದು ಧರ್ಮ ಇರಬೇಕು. ಅದಕ್ಕೆ ಒಂದು ಉದಾಹರಣೆಯನ್ನು ಹೇಳೋದಾದರೆ, ಒಮ್ಮೆ ಭೋಜರಾಜನ ಆಸ್ಥಾನಕ್ಕೆ ಒಬ್ಬ ಬಡವ ಒಂದು

0: ಕಾಣಿಕೆಯನ್ನ ಕೊಡೋದಿಕ್ಕೆ ಹೋಗ್ತಾನೆ. ಕಿಡಿಗೇಡಿಯೊಬ್ಬ ಅದನ್ನ ಬದಲಾಯಿಸಿ ನಾಲ್ಕು ಉರಿದ ಕಟ್ಟಿಗೆಯನ್ನ ಇಟ್ಟುಬಿಟ್ಟಿರ್ತಾನೆ. ಗೊತ್ತಿಲ್ಲದೆ ಕೊಟ್ಟಾಗ ರಾಜ ಕೋಪಿಸಿಕೊಂಡು ಉರಿದ ಕಟ್ಟಿಗೆಯ ರೀತಿಯಲ್ಲಿ ಇವನನ್ನು ಸುಟ್ಟು ಬಿಡಿ ಅಂತ ಹೇಳ್ತಾನೆ. ಆಗ ಅಲ್ಲಿದ್ದ ಕಾಳಿದಾಸ ಇವನನ್ನು ಉಳಿಸಬೇಕು ಅಂತ ಹೇಳ್ತಾನೆ. ಈ ನಾಲ್ಕು ಕಟ್ಟಿಗೆಗಳಲ್ಲಿ ಒಂದು ಸಂದೇಶವಿದೆ. ಮೊದಲನೇ ಕಟ್ಟಿಗೆ ಹೇಳುತ್ತದೆ, ಕೃತಿಗ ಯುಗದಲ್ಲಿ ಶಿವ ಮನ್ಮಥನನ್ನು ಸುಟ್ಟ. ಎರಡನೇ ಕಟ್ಟಿಗೆ ಹೇಳುತ್ತಿದೆ, ತ್ರೇತಾಯುಗದಲ್ಲಿ ಹನುಮಂತ ಲಂಕೆಯನ್ನು ಸುಟ್ಟ. ಮೂರನೇ ಕಟ್ಟಿಗೆ ಹೇಳುತ್ತಿದೆ, ದ್ವಾಪರ ಯುಗದಲ್ಲಿ ಕಾಂಡವ ವನವನ್ನು ಅರ್ಜುನ ಸುಟ್ಟ. ನಾಲ್ಕನೇ ಕಟ್ಟಿಗೆ ಹೇಳುತ್ತಿದೆ, ಕಲಿಯುಗದಲ್ಲಿ ಭೋಜರಾಜ ಬಡವನ ಬಡತನವನ್ನು ಸುಡುತ್ತಾನೆ. ಅಂದ್ರೆ ಇಲ್ಲಿ ಕಾಳಿದಾಸ ತನ್ನ ಕವಿತಾಶಕ್ತಿಯ ಜ್ಞಾನವನ್ನು ಒಬ್ಬ ಬಡವನನ್ನ ಉಳಿಸುವುದಕ್ಕಾಗಿ ಉಪಯೋಗಿಸಿಕೊಳ್ಳುತ್ತಾನೆ. ಅಂತಹ ಒಂದು ಧಾರ್ಮಿಕತೆ, ಕಾರುಣ್ಯ ಮನುಷ್ಯನಲ್ಲಿ ಇರಬೇಕು ಅಂತ ಇಲ್ಲಿ ಡಿ ವಿಜಯವರು ಹೇಳ್ತಾರೆ.
1: ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ರಂಜನಿ ವೆಂಕಟೇಶ್, ವ್ಯಾಖ್ಯಾನ ಸುನಂದ ಗುರುರಾಜ್, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಆಕಾಶವಾಣಿ ಮೈಸೂರು ವೃತ್ತಾಂತರಂಗ ಮೈಸೂರಿನ ಇತಿಹಾಸ ಪ್ರಸಿದ್ಧ ವೃತ್ತಗಳ ಕಥೆ ಪ್ರಸ್ತುತಿ ವಿಶ್ರಾಂತ ಪುರಾತತ್ವ ಇತಿಹಾಸ ಪ್ರಾಧ್ಯಾಪಕರು ಹಾಗೂ ಇತಿಹಾಸ ತಜ್ಞರೂ ಆದ ಡಾಕ್ಟರ್ ಎನ್ಎಸ್ ರಂಗರಾಜು. ಪರಿಕಲ್ಪನೆ ಮತ್ತು ನಿರ್ಮಾಣ ಡಾಕ್ಟರ್ ಮೈಸೂರು ಉಮೇಶ್.
1: ಮೈಸೂರಿನಲ್ಲಿ ಬಹಳ ಪ್ರಸಿದ್ಧವಾದ ಮತ್ತು ಪುರಾತನವಾದ ಮತ್ತೊಂದು ವೃತ್ತ ಅಂತಂದರೆ ಚಿಕ್ಕ ಗಡಿಯಾರ. ಈ ಚಿಕ್ಕ ಗಡಿಯಾರವನ್ನು ಡೆಫ್ರಿನ್ ಕ್ಲಾಕ್ ಅಂತಲೂ ಕರೀತಾರೆ. ನೋಡಿ, ನಮ್ಮ ಮೈಸೂರಿನ ವೃತ್ತಗಳಲ್ಲಿ ಬಹಳಷ್ಟು ಮತ್ತು ಪಾರಂಪರಿಕ ಕಟ್ಟಡಗಳ ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥದ್ದು ಜ್ಞಾಪಕಾರ್ಥಕವಾಗಿಯೇ ಮಾಡಿರ್ತಕ್ಕಂಥದ್ದು. ಇಲ್ಲಿ ನೆನಪು ಏನಪ್ಪ ಅಂತಂದರೆ, ಡೆಫ್ರಿನ್ ಮತ್ತು ಅವರ ಹೆಂಡತಿ ಮೈಸೂರಿಗೆ ಮಹಾರಾಜರ ಒಂದು ಇನ್ವಿಟೇಷನ್ ಮೇಲೆ ಬಂದು ಹೋಗಿದ್ದರ ನೆನಪಿಗಾಗಿ ಚಿಕ್ಕ ಗಡಿಯಾರವನ್ನು ಕಟ್ಟಿದ್ದಾರೆ. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನಂದರೆ, ಇದೇನು ದೊಡ್ಡ ಗಡಿಯಾರದಷ್ಟು ಎತ್ತರ ಇರತಕ್ಕಂಥದ್ದಲ್ಲ, ಅಥವಾ ದೊಡ್ಡ ಗಡಿಯಾರವನ್ನು ಮೀರಿಸ್ತಕ್ಕಂಥದ್ದು ಅಲ್ಲ. ಆದರೆ ವಯಸ್ಸಿನಲ್ಲಿ ಮಾತ್ರ ಇದು ಹಳೆಯದು. ಚಿಕ್ಕ ಗಡಿಯಾರ ಅಳತೆಯಲ್ಲಿ ಚಿಕ್ಕದಾದರೂ ವಯಸ್ಸಿನಲ್ಲಿ ಅದು ದೊಡ್ಡದಂತಲೇ ಹೇಳಬಹುದು. ಗಡಿಯಾರದ ಕೆಳಭಾಗದ ವೃತ್ತದಲ್ಲಿ ಒಂದು ಕಾರಂಜಿ ಇದೆ. 10ನೇ ಚಾಮರಾಜ ಒಡೆಯರ್ರವರು ದೇವರಾಜ ಮಾರುಕಟ್ಟೆ, ಲ್ಯಾನ್ಸ್ಡೌನ್ ಬಜಾರ್, ಅದರ ಮಧ್ಯ ಭಾಗದಲ್ಲಿ ಎರಡು ಫೌಂಟನ್ಗಳನ್ನು ನಿರ್ಮಿಸಿ ಜನರಿಗೆ ಮನೋರಂಜನೆಗೋಸ್ಕರ ಮಾಡಿದಂತಹ ಎರಡು ಫೌಂಟನ್ಗಳಿದ್ವು. ಒಂದು ಎಲಿಗೆಂಟ್ ಫೌಂಟನ್, ಅಲ್ಲಿಂದ ಸ್ಥಳಾಂತರಗೊಳಿಸಿ ಈಗ ಅಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ವೃತ್ತ ಮಾಡಿದ್ದಾರೆ. ಅದನ್ನು ಬಿಟ್ಟರೆ ಚಿಕ್ಕ ಗಡಿಯಾರದ ಒಳಗೆ ಬರ್ತಕ್ಕಂತಹ ಫೌಂಟನ್, ಇದು ಸಂಜೆ ಹೊತ್ತು ಪ್ರತಿದಿನ ಆನ್ ಮಾಡ್ತಾಯಿದ್ರಂತೆ. ಜನರಿಗೆ ಒಂದು ರೀತಿಯ ಮನೋರಂಜನೆ ಆಗಿತ್ತು. ಚಿಕ್ಕ ಗಡಿಯಾರ ಅಥವಾ ಅದರ ಕಾರಂಜಿ ಎಲಿಗೆನ್ ಫೌಂಟನ್ ಅಂತೆಯೇ ಇದ್ದಂತಹದ್ದಾದರೂ ಇದಕ್ಕೆ ವಿಶೇಷತೆ ಏನಂದರೆ ಭೂಮಟ್ಟದಿಂದ ಕೆಳಗಿದೆ. ಸುಮಾರು 4-5 ಅಡಿ ಕೆಳಗೆ ಹಿಡಿದು ಈ ಫೌಂಟನ್ನನ್ನು ನೋಡಬಹುದು. ಅದರ ಸುತ್ತಲೂ ಅಲ್ಲಲ್ಲಿ ಏಕಶಿಲೆಯಿಂದ ಕೆತ್ತಿದ ಆನೆಗಳಿದ್ದಾವೆ. ಇದು ಕೆಳಭಾಗದಲ್ಲಿ ಆಕರ್ಷಣೆ ಕಪ್ಪು ಬಣ್ಣ ಹೊಡೆದಿರೋದ್ರಿಂದ ಅದು ನೀರು ಬಿದ್ದರೆ ಚೆನ್ನಾಗಿ ಕಾಣತ್ತೆ ಅನ್ನೋ ಉದ್ದೇಶಕ್ಕೆ ಹಾಗೆ ಮಾಡ್ಕೊಂಡಿದ್ದಾರೆ. ಇದು ಕೆಳಭಾಗದಲ್ಲಿ ಕಲ್ಲಿನಿಂದ ಮಾಡಿದ ವೃತ್ತ ಇದೆ. ಅದರ ಮಧ್ಯಭಾಗದಲ್ಲಿ 4 ದಿಕ್ಕಿಗೂ 4 ಕಂಬಗಳನ್ನು ಹಾಕಿದ್ದಾರೆ. ಈ ಕಂಬಗಳು ಎರಕ ಹುಯ್ದ ಕಬ್ಬಿಣದಿಂದ ಮಾಡಿರತಕ್ಕಂಥದ್ದು. ಈ ಎರಕ ಹುಯ್ದಿರತಕ್ಕಂತಹ ಕಬ್ಬಿಣ ಬಿದ್ದರೆ ಮುರಿಯಲ್ಲ, ಒಡೆದೋಗ್ತದೆ, ಬೆಂಡಾಗಲ್ಲ, ಅದು ಅದರ ಕ್ಯಾರೆಕ್ಟ್ರು. ಅಂಥದನ್ನ ಹೊರಗಡೆಯಿಂದ ತರಿಸ್ಕೊಂಡು ಇದನ್ನು ಮಾಡಿ ಅದರ ಮೇಲೆ ಮಂಟಪವನ್ನು ಮಾಡಿದ್ದಾರೆ. ಈ ಮಂಟಪದ ಮಧ್ಯಭಾಗದಲ್ಲಿ ಗ್ರಾನೈಟ್ ಶಿಲೆಗಳಿಂದ ಮಾಡಿದ ಒಂದು ವೃತ್ತವನ್ನು ನಿರ್ಮಿಸಿದ್ದಾರೆ. ಅದರ ಮಧ್ಯಭಾಗದಲ್ಲಿ ಒಂದು ಸಣ್ಣ ಕಿಂಡಿ ಥರ ಬಿಟ್ಕೊಂಡಿದ್ದಾರೆ. ಯಾಕೆ ಅಂತಂದರೆ ಅದರ ಒಳಗೆ ಹೋಗಿ ಈ ಗಡಿಯಾರಗಳನ್ನು ರಿಪೇರಿ ಮಾಡೋಕ್ಕೆ ಅದೊಂದೇ ದಾರಿ ಇರೋದು. 4 ಗಡಿಯಾರಗಳಿಗೂ ಒಳಭಾಗದಲ್ಲಿ ಚೆನ್ನಾಗಿರೋ ಮಿಷಿನ್ಗಳಿದ್ದಾವೆ. ಅದನ್ನು ಸರಿ ಮಾಡಲಿಕ್ಕೆ ಅಥವಾ ರಿಪೇರಿ ಮಾಡಲಿಕ್ಕೆ ಅಥವಾ ವೈಂಡಿಂಗ್ ಮಾಡಲಿಕ್ಕೆ ಇದರ ಒಳಗಿಂದನೇ ಹೋಗಬೇಕು. ಅದಕ್ಕೂ ಒಂದು ಕಾಸ್ಟ್ ಇರೋದು, ಒಂದು ಸಣ್ಣದೊಂದು ಏಣಿ ಹಾಕಿದ್ದಾರೆ. ಆ ಏಣಿ ಒಳಗೆ ಹತ್ತಿ ಕಂಬಗಳ ಮಧ್ಯದಲ್ಲಿ ಇದನ್ನು ಹೋಗಿ ರಿಪೇರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದರ ಮಧ್ಯೆ 4 ದಿಕ್ಕಿಗೂ ಚೆನ್ನಾಗಿ ಕತ್ತರಿಸಿದ ಕಲ್ಲುಗಳಿಂದ ಒಂದು ರೀತಿಯ ಕಮಾನುಗಳನ್ನು ಮಾಡಿದ್ದಾರೆ. ಗ್ರಾನೈಟ್ ಶಿಲೆಗಳಿಗೆ ಪಾಲಿಷನ್ನು ಮಾಡಿ ಕಮಾನುಗಳನ್ನು ಮಾಡಿದ್ದಾರೆ. ಈ ಕಮಾನಿನ ವಿಶೇಷತೆ ಬಹಳ ಮುಖ್ಯವಾದ, ಮೈಸೂರಿನ ಯಾವ ಕಟ್ಟಡಕ್ಕೂ ಈ ವಿಶೇಷತೆ ಇಲ್ಲ. ಅಂದರೆ ಕಮಾನು ಹೆಚ್ಚು ಆಕರ್ಷಕವಾಗಿ ಇಸ್ಲಾಮಿಕ್ ಕಲೆಯ ರೂಪವನ್ನು ಪಡೆದಿದೆ. ಏನು ಅಂತಂದರೆ, ಈ ಕಮಾನು ಮಧ್ಯಭಾಗದಲ್ಲಿ ಒಂದು ಕಲ್ಲು ಬರುತ್ತೆ, ಅದಕ್ಕೆ ನಾವು ಕೀ ಸ್ಟೋನ್ ಅಂತ ಕರಿತೀವಿ. ಈ ಕೀ ಸ್ಟೋನ್ ಆರ್ಚ್ ಅಂತ ನಾವು ಇದನ್ನು ಹೇಳೋದು. ಈ ಮಾದರಿಯಲ್ಲಿ ಏನಾದರೂ ಆಕಸ್ಮಿಕವಾಗಿ ಆ ಮಧ್ಯದ ಒಂದು ಕಲ್ಲನ್ನು ತೆಗೆದುಬಿಟ್ರೆ ಇಡೀ ಆರ್ಚ್ ಕಳಚಿ ಬಿದ್ದೋಗ್ತದೆ. ಇದು ಈ ಕಲೆಯ ಒಂದು ವಿಶೇಷ ಗುಣ. ಬಂದವರಿಗೆ ಗೊತ್ತಾಗಲಿ ಅಂಥೇಳಿ ಕಾರ್ಪೊರೇಷನ್ನವರು ಆ ಮಧ್ಯದ ಕಲ್ಲಿಗೆ 3 ಬಣ್ಣವನ್ನು ಹೊಡೆದಿದ್ದಾರೆ. ಹಳದಿ, ಬಿಳಿ ಮತ್ತು ಹಸಿರು ಬಣ್ಣವನ್ನು ಹೊಡೆದು ಅದು ಎದ್ದು ಕಾಣುವಂತೆ ಮಾಡಿದ್ದಾರೆ. ಯಾಕೆ ಈ ಬಣ್ಣ ಹೊಡೆದಿದ್ದಾರೆ ಅಂತಕ್ಕಂಥದ್ದು ಸಾಮಾನ್ಯ ಜನರು ನಮ್ಮನ್ನು ಹೋದಾಗೆಲ್ಲ ಕೇಳ್ತಾರೆ. ಅದು ಹೆರಿಟೇಜ್ ವಾಕಿಗೆ ಬಂದಂಥ ಹೊರಗಡೆಯವರಂತೂ ಅದನ್ನು ಯಾಕೆ ಇದಕ್ಕೆ ಮಾತ್ರ ಬಣ್ಣ ಹೊಡೆದಿದ್ದಾರೆ ಅಂತ ಉದ್ದೇಶ ಇದೆ. ಅದು ಬಿತ್ತು ಅಂದರೆ ನಮ್ಮ ಆರ್ಚೆ ಬಿದ್ದು ಹೋಗ್ತಕ್ಕಂಥದ್ದು ಇಲ್ಲಿ ಕಂಡುಬರ್ತದೆ. ಇದರ ಮೇಲೆ ಒಂದು ಮಂಟಪ ಇದೆ. ಆ ಮಂಟಪ ಆಕರ್ಷಕವಾಗಿರ್ತಕ್ಕಂಥದ್ದು, ಆ ಮಂಟಪದಲ್ಲಿ ನಾಲ್ಕು ಗಡಿಯಾರಗಳಿವೆ. ಆ ನಾಲ್ಕು ಗಡಿಯಾರಗಳು ರೋಮನ್ ಆಲ್ಫಾಬಿಟನ್ನೇ ಹೊಂದಿರತಕ್ಕಂಥದ್ದು. ಇದು ಈ ಕಲಾತ್ಮಕ ಆಕರ್ಷಣೆಯನ್ನು ಬೇರೆಲ್ಲೂ ನಾವು ನೋಡಲಿಕ್ಕೆ ಸಾಧ್ಯವಿಲ್ಲ. ಇದನ್ನು ಸಂಪೂರ್ಣವಾಗಿ ನಾವು ಹೇಳೋದೇನಪ್ಪ ಅಂದರೆ ಫ್ರೆಂಚ್ ಆರ್ಕಿಟೆಕ್ಚರಲ್ ಸ್ಟೈಲ್. ಈ ಫ್ರೆಂಚ್ ಆರ್ಕಿಟೆಕ್ಚರಲ್ ಸ್ಟೈಲಲ್ಲಿ ಯಾವ ಪಾರಂಪರಿಕ ಕಟ್ಟವು ವೃತ್ತವು ಮೈಸೂರಿನಲ್ಲಿ ಇಲ್ಲ. ಆದ್ದರಿಂದ ಈ ವೃತ್ತ ಅತ್ಯಂತ ಪ್ರಮುಖವಾದದ್ದು ಮತ್ತು ಆಕರ್ಷಕವಾದದ್ದು. ಇದು ಕೆಟ್ಟೋಗಿತ್ತು. ಇದನ್ನು ಕಾರ್ಪೊರೇಷನ್ನವರು ಮತ್ತು ನಮ್ಮ ಇಂಟ್ಯಾಕ್ ಮೆಂಬರ್ಗಳ ಬೇಡಿಕೆಯಂತೆ HMT ಅವರನ್ನು ಕರೆಸಿ ಈಗ ರಿಪೇರಿ ಮಾಡಿಸ್ತಾ ಇದ್ದಾರೆ. ವೃತ್ತದ ಸುತ್ತ ಈಗಿರ್ತಕ್ಕಂಥ ಆಕರ್ಷಣೆ ಇದೆಯಲ್ಲ, ಇದನ್ನು ಮಾಡಿದಂಥವ್ರು ಇಬ್ಬರು ಕಾರ್ಪೊರೇಷನ್ ಕಮಿಷನರ್ಗಳು, ಒಬ್ಬರು ಬೆಟ್ಸೂರು ಮಠ ಅವರು ಮತ್ತು ಇನ್ನೊಬ್ಬರು ರಾಯ್ಕರ್, ಇಬ್ಬರು IAS ಆಫೀಸರ್ಗಳು. ಸುತ್ತಲೂ ಕಲ್ಲುಗಳನ್ನು ಹಾಕಿ, ಚಪ್ಪಡಿಯನ್ನು ಹಾಕಿ ವೃತ್ತವನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಈಗ ಒಂದು ಆಕರ್ಷಕವಾದ ಕೆತ್ತನೆಯನ್ನು ಮಾಡಿದ್ದಾರೆ. ಉದಾಹರಣೆಗೆ ಮೈಸೂರಿನ ಜಾನಪದ ಕಲಾವಿದರು, ಮೈಸೂರಿನ ನೃತ್ಯಗಾರರು, ಮೈಸೂರಿನ ವಿದ್ಯಾರ್ಥಿಗಳು ಮತ್ತು ನಾಟಕಕಾರರು, ಬೀದಿ ನಾಟಕವನ್ನು ಮಾಡ್ತಕ್ಕಂಥವರು ಸಹ ಈ ವೃತ್ತದಲ್ಲಿ ಅದನ್ನು ಬಳಸ್ಕೋತಾ ಇದ್ದಾರೆ. ಯಾಕಂದರೆ ಸುತ್ತ ಜಾಗ ಇದೆ, ಎಷ್ಟು ಜನ ಬೇಕಾದ್ರು ಕೂತ್ಕೊಂಡು ನೋಡುವಂಥ ಕಲ್ಲಿನ ಚಪ್ಪಡಿಗಳನ್ನು ಹಾಕಿದ್ದಾರೆ. ಆದ್ದರಿಂದ ಇದು ಒಂದು ಪ್ರಮುಖವಾದ ಕೇಂದ್ರ ಬಿಂದುವಾಗಿರ್ತಕ್ಕಂಥದ್ದು ಮೈಸೂರಿಗೆ. ಈ ವೃತ್ತ ಇದೇ ರೀತಿ ಉಳಿಸ್ಕೋಬೇಕು. ಯಾಕಂದರೆ ಇದು ಸಹ ಈ ವೃತ್ತಕ್ಕೆ ಸೇರಿದ ಹಾಗೆ ಮತ್ತು ಒಂದು ವಿಶೇಷ ಇದೆ ಅಂದರೆ ಇಲ್ಲಿ ಸಾಕಷ್ಟು ಅಂಗಡಿಗಳಿದ್ದಾವೆ. ಅದರಲ್ಲಿ ಪ್ರಮುಖವಾದಂತಹದ್ದು ಮೈಸೂರು ಪಾಕನ್ನು ಮಾಡಿದಂಥವರ ಅಂಗಡಿ, ಅಂದರೆ ಕಾಕಾಸುರ ಮಾದಪ್ಪ ಅಂತಕ್ಕಂಥವರು ಒಬ್ಬರು ಅರಮನೆಯಲ್ಲಿದ್ದಂತಹ ಅಡುಗೆಯವರು. ಒಂದು ಸಾರಿ ನಾಲ್ವಡಿ ಕೃಷ್ಣರಾಜ ಒಡೆಯರು, ನೀವು ಯಾವುದಾದ್ರೂ ಒಂದು ಹೊಸ ಥರದ ತಿಂಡಿಯನ್ನು ಮಾಡಿ ನಮಗೆ, ಸ್ವೀಟನ್ನು ಮಾಡಬೇಕು ಅಂತ ಕೇಳಿದಾಗ ಇವರು ಒಂದು ಸ್ವೀಟನ್ನು ಮಾಡ್ತಾರೆ. ಆ ಸ್ವೀಟನ್ನು ತಿಂದಂಥವರು ಬಂದಂಥ ಗೆಸ್ಟ್ಗಳು ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರು ಇದಕ್ಕೆ ಹೆಸರೇನು ಅಂತ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಆಗ ಕಾಕಾಸುರ ಮಾದಪ್ಪ ಭಾಳ ಯೋಚನೆ ಮಾಡಿ ಮೈಸೂರು ಪಾಕ್ ಅಂತ ಕರಿಬಹುದಾ ಅಂತ ಹೇಳ್ತಾರೆ. ಹಾಗಾಗಿ ಮೈಸೂರು ಪಾಕ್ ಅನ್ನೋದು ಭಾಳ ಪ್ರಸಿದ್ಧವಾದಂಥ ಸ್ವೀಟ್ ಆಗಿ ಅಲ್ಲಿಂದ ಪ್ರಾರಂಭ ಆಯಿತು. ಇದು ಎಷ್ಟು ಪ್ರಸಿದ್ಧ ಆಗಿದೆ ಅಂತಂದರೆ, ಇವತ್ತು ಅದೇ ಕಾಕಾಸುರನ 4ನೇ ವಂಶಸ್ಥರು ಈಗ ಅಲ್ಲಿ ಗುರು ಸ್ವೀಟ್ ಮಾರ್ಟ್ ಅಂತ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ. ಈ ವೃತ್ತದಲ್ಲಿ ಇನ್ನೊಂದು ವಿಶೇಷತೆ ಇದೆ. ಸಣ್ಣ ಪುಟ್ಟ ವ್ಯಾಪಾರಸ್ಥರು, ಹಣ್ಣಿನ ವ್ಯಾಪಾರಿಗಳು, ಅದು ಹೆಂಗಸರು ಅಲ್ಲಿ ಕೂತ್ಕೊಂಡು ಹಣ್ಣಿನ ವ್ಯಾಪಾರ ಮಾಡ್ತಾರೆ. ಇದೇ ಒಂದು ಸಣ್ಣ ಮಾರುಕಟ್ಟೆ ಥರ, ಹಣ್ಣಿನ ಮಾರುಕಟ್ಟೆ ಥರ ಇದೊಂದು ವೃತ್ತದಲ್ಲಿ ನಡೀತಾ ಇದೆ. ಜಾನಪದ ಕಲಾವಿದರು, ವಿದ್ಯಾರ್ಥಿಗಳು ಏನಾದರೂ ಕಾರ್ಯಕ್ರಮಗಳನ್ನು ಮಾಡಿದ್ರೆ ಈ ಅಂಗಡಿಯವರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಅವರು ಅವರು ವ್ಯಾಪಾರ ಮಾಡೋಕ್ಕೆ ತೊಂದರೆ ಮಾಡೋದಿಲ್ಲ, ಅವ್ರನ್ನ ಸೈಡ್ಗೆ ಹೋಗುವಂತೆ ನೋಡಿಕೊಂಡು ಇವರು ತಮ್ಮ ಕಾರ್ಯಕ್ರಮವನ್ನು ಮಾಡ್ತಾರೆ. ಈಗ ಬಾರಿಸು ಕನ್ನಡ ದಿಂಡಿಮವ ಅಂತಕ್ಕಂಥ ಹಾಡನ್ನು ಕೆಲವು ವಿದ್ಯಾರ್ಥಿ ಸಂಘಗಳು ಸೇರಿಕೊಂಡು ಈ ವೃತ್ತದಲ್ಲಿ ಹಾಡಿದ್ದಾರೆ. ಅದು ಇವತ್ತಿಗೂ ಪ್ರಸಿದ್ಧವಾಗಿದೆ. ಜಾನಪದ ನೃತ್ಯಗಳನ್ನು ಮಾಡೋದಕ್ಕೆ ಈ ವೃತ್ತವನ್ನು ಚೆನ್ನಾಗಿ ಬಳಸ್ಕೋತಾ ಇದ್ದಾರೆ. ಆ ವೃತ್ತದ ಸ್ಪೆಷಲ್ ಅದೇನೆ.
0: ಮೈಸೂರು ವೃತ್ತಾಂತರಂಗ, ಮೈಸೂರಿನ ಇತಿಹಾಸ ಪ್ರಸಿದ್ಧ ವೃತ್ತಗಳ ಕಥೆ ಕೇಳಿದಿರಿ. ಪ್ರಸ್ತುತಿ ವಿಶ್ರಾಂತ ಪುರಾತತ್ವ ಇತಿಹಾಸ ಪ್ರಾಧ್ಯಾಪಕರು ಹಾಗೂ ಇತಿಹಾಸ ತಜ್ಞರೂ ಆದ ಡಾಕ್ಟರ್ NS ರಂಗರಾಜು. ಪರಿಕಲ್ಪನೆ ಮತ್ತು ನಿರ್ಮಾಣ ಡಾಕ್ಟರ್ ಮೈಸೂರು ಉಮೇಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಕೇಳುಗರೆ, ಇನ್ನು ಮುಂದೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಯಶಸ್ವಿಯಾಗಿ ಪೂರೈಸಿದ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಸಮಯ ಆಗಿದೆ 9:45. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್.

ಕೇಳುಗರಿಗೆಲ್ಲ ಇಂದಿನ ಗಾನಗಂಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಆರಂಭದಲ್ಲಿ ಕೇಳಿ ಎಸ್ ಮಹೇಂದರ್ ಹಾಡಿರುವಂತಹ ಅಕ್ಕ ತಂಗಿ ಚಿತ್ರದ ಗೀತೆ. ಸತ್ಯಾನಂದ ಅವರ ಸಾಹಿತ್ಯಕ್ಕೆ ವಿ ಮನೋಹರ್ ಅವರ ಸಂಗೀತವಿದೆ.

0: ಮಚ್ಚ ಒಂದ್ ವಿಷಯ ಹೇಳ್ತೀನಿ ಕೇಳು. ಯಾವ್ದಾದ್ರೂ ಒಂದು ವಸ್ತುವಿನ ಮೇಲೆ 15-20 ವರ್ಷ ಸಂಶೋಧನೆ ನಡೆದು ಸಾವಿರಾರು ಗಂಟೆಗಳ ಕಾಲ ಟೆಸ್ಟಿಂಗ್ ಆಗಿ ಆಟೋಮೊಬೈಲ್ ಇಂಡಸ್ಟ್ರಿ ARAI, SIAM ಮತ್ತು BSI ನಂತಹ ಸಂಸ್ಥೆಗಳು ಅದನ್ನು ಪರೀಕ್ಷಿಸಿ ಸ್ವಂತ ನೀತಿ ಆಯೋಗವೇ ಪಾಲಿಸಿ ಮಾಡಿ ದೇಶದಾದ್ಯಂತ ಹಂತ ಹಂತವಾಗಿ ಜಾರಿ ತಂದಿದ್ದಾರೆ ಅಂದ್ರೆ
1: ಹಾಗಾದ್ರೆ ಅದು ನಂಬಿಕೆಗೆ ಅರ್ಹವಾದದ್ದು.
0: ಖಂಡಿತ, E20 ಕೂಡ ಅಂತದೇ ಇಂಧನ, ವೈಜ್ಞಾನಿಕವಾಗಿ ಪರೀಕ್ಷಿತ, ಪ್ರಮಾಣೀಕೃತ ಮತ್ತು ಸುರಕ್ಷಿತ.
2: ಭಾರತ ಸರ್ಕಾರದ ತೈಲ ವಿತರಣ ಕಂಪನಿಗಳ ವತಿಯಿಂದ ಜಾರಿ.
3: ಗಾನಗಂಗೆ ಕೇಳ್ತಾ ಇದ್ರ ಕೇಳುಗರೆ, ಇನ್ನು ಮುಂದೆ ಕೇಳಿ ಕವಿರಾಜ್ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರು ಸಂಗೀತ ಸಂಯೋಜನೆ ಮಾಡಿರುವಂತಹ ಅರಮನೆ ಚಿತ್ರದ ಗೀತೆ. ಹಾಡಿದ್ದಾರೆ ಕುನಾಲ್ ಗಾಂಜವಾಲಾ.

0: ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
1: ಸಿಕ್ಕಿಬಿದ್ರು.
2: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ರಾಜೇಶ್ ಕೃಷ್ಣನ್ ಹಾಗೂ ನಂದಿತಾ ಹಾಡಿರುವಂತಹ ಬಾಬೇಗ ಚಂದಮಾಮ ಚಿತ್ರದ ಗೀತೆ ವಿ ನಾಗೇಂದ್ರ ಪ್ರಸಾದ್ ಅವರ ಗೀತ ರಚನೆಗೆ ಮುರಳಿ ಅವರ ಸಂಗೀತವಿದೆ.

0: ಸಮಯ ಸರಿಯಾಗಿ 10 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ನವರಾತ್ರಿಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಮಾಮವ ಮಹಾವಿದ್ಯೆ. ದೇವಿಯ ದಶಮಹಾವಿದ್ಯಾ ಸ್ವರೂಪಾನುಸಂಧಾನದ ಕುರಿತಾದ ಕಾರ್ಯಕ್ರಮ ಸರಣಿ. ರಚನೆ, ನಿರೂಪಣೆ ಮತ್ತು ಸಂಗೀತ ನಿರ್ದೇಶನ ಡಾಕ್ಟರ್ ಎನ್ ರಘು. ನಿರ್ಮಾಣ ಕೆಎಲ್ ರಾಜೇಶ್ವರಿ. ಕೇಳಿ ದೇವಿಯ ದಶಮಹಾವಿದ್ಯಾ ಸ್ವರೂಪಾನುಸಂಧಾನದ ಕುರಿತಾದ ಕಾರ್ಯಕ್ರಮ ಸರಣಿ ಮಾಮವ ಮಹಾವಿದ್ಯೆ.
2: ದೇವಿ ಪರಾಶಕ್ತಿಯ ದಶಮಹಾವಿದ್ಯಾ ಸ್ವರೂಪಾನುಸಂಧಾನದ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದು ಭೈರವಿ ಮಹಾವಿದ್ಯೆಯ ಕುರಿತು ಅರಿತುಕೊಳ್ಳೋಣ.

ಸತೀದೇವಿ ಶಿವನಿಗೆ ತೋರಿದ ದಶವಿಧ ರೂಪಗಳೇ ದಶಮಹಾವಿದ್ಯೆಗಳಾಗಿ ಪರಿಗಣಿಸಲ್ಪಟ್ಟಿವೆ. ಸ್ತ್ರೀ ರೂಪದ ದೇವತಾ ಸಾಧನಾ ಮಾರ್ಗವನ್ನು ವಿದ್ಯಾ ಎಂದು ಹೇಳುವುದು ರೂಢಿ. ಹೀಗಾಗಿಯೇ ಸ್ತ್ರೀ ರೂಪದಲ್ಲಿಯೇ ಇರುವ ಹತ್ತೂ ದೇವತೆಗಳ ಸಾಧನೆಯನ್ನು ದಶಮಹಾವಿದ್ಯಾ ಎಂದೇ ಕರೆಯುತ್ತಾರೆ. ಮಹಾ ಎನ್ನುವುದು ಇಲ್ಲಿ ವಿಶೇಷಣ. ಉಳಿದ ಸಾಧನಾ ಮಾರ್ಗಗಳಿಗಿಂತ ಶ್ರೇಷ್ಠತರವಾದದ್ದು ಎನ್ನುವ ಭಾವನೆ. ರೂಪ ಹತ್ತಾದರೂ ಚೈತನ್ಯ ಒಂದೇ. ಮನೆಯಲ್ಲಿ ತಾಯಿ ಒಬ್ಬಳೇ ಆದರೂ ಆಕೆ ಮಾಡುವ ಕೆಲಸಗಳು ಹತ್ತಾರು. ಪ್ರತಿ ಕಾರ್ಯಕ್ಕೂ ಆಕೆಯ ಪಾತ್ರ, ಮನಸ್ಥಿತಿ, ನಿಲುವು, ಕ್ಷಮತೆ, ಸಾಧ್ಯತೆಗಳು ಬೇರೆ ಬೇರೆಯಾಗಿರುತ್ತವೆ. ಮನೆಯಲ್ಲಿನ ತಾಯಿ ತನ್ನ ಮಕ್ಕಳಿಗೆ ತಾಯಿಯಷ್ಟೇ ಆಗಿರದೆ ತನ್ನ ಗಂಡನ ಹೆಂಡತಿ, ತನ್ನ ಒಡಹುಟ್ಟಿದವರ ಸಹೋದರಿ, ತನ್ನ ತಂದೆ ತಾಯಿಯರ ಮಗಳು, ತನ್ನ ಅತ್ತೆ ಮಾವಂದಿರ ಸೊಸೆ, ತನ್ನ ನೆರೆಹೊರೆಯವರ ಗೆಳತಿ, ತನ್ನ ಕೈಕೆಳಗೆ ಕಾರ್ಯನಿರ್ವಹಿಸುವ ಸಹಾಯಕರ ಒಡತಿ, ತನ್ನ ಮಕ್ಕಳಿಗೆ ಪಾಠ ಮಾಡುವಾಗ ಗುರು, ರೋಗಿಯ ಆರೈಕೆ ಮಾಡುವಾಗ ವೈದ್ಯೆ, ಹೀಗೆ ಪ್ರತಿದಿನ ಹಲವು ರೂಪಗಳಲ್ಲಿ ಪ್ರಕಟವಾಗುವ ತಾಯಿಯ ಆಂತರಿಕ ಚೈತನ್ಯ ದಶಮಹಾವಿದ್ಯಾ ಸ್ವರೂಪವೇ ಅಲ್ಲವೇ? ಹೀಗಾಗಿಯೇ ಈ ಹತ್ತೂ ರೂಪಗಳಲ್ಲಿ ಯಾವುದೊಂದನ್ನು ಭಾವಿಸಿ ಸಾಧನೆ ಮಾಡಿದರೂ ಆ ಪರಾಶಕ್ತಿಯ ಅನುಗ್ರಹ ದೊರೆಯುವುದು ಖಚಿತ ಎನ್ನುವುದು ಹಿರಿಯರ ಮಾತು.

ಕಾಶಿಯ ಗಲ್ಲಿಗಳಲ್ಲಿ ಸ್ಮಶಾನದ ನಿಶಬ್ದದಲ್ಲಿ ಮೊಳಗುವ ಒಂದು ಹೆಸರು ಭೈರವಿ. ಭಯವನ್ನೇ ಸೃಷ್ಟಿಸುವ, ಆದರೆ ಭಕ್ತರ ಸಕಲ ಭಯಗಳನ್ನೂ ಹೋಗಲಾಡಿಸುವ ಈ ವಿಚಿತ್ರ ವಿರೋಧಾಭಾಸದ ಶಕ್ತಿಯೇ ದಶ ಮಹಾವಿದ್ಯೆಗಳ 5ನೇ ಸ್ವರೂಪ. ಶಿವನ ಉಗ್ರರೂಪ ಭೈರವನಿಗೆ ಸಂಗಾತಿಯಾದ ಈಕೆ ಪ್ರಚಂಡ ಆಂತರಿಕ ಶಕ್ತಿಯ ಸಂಕೇತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಆ ಉಗ್ರ ಸ್ವರೂಪಿಣಿಯ ಕಥೆಯನ್ನು ಕೇಳೋಣ.

ಭೈರವ ಎಂಬ ಪದ ಬಂದಿದ್ದು ಭೀರು ಅಂದರೆ ಭಯ ಎನ್ನುವ ಮೂಲದಿಂದ. ಭಯವನ್ನು ಸೃಷ್ಟಿಸುವ ಅಥವಾ ಭಯದಿಂದ ರಕ್ಷಿಸುವ ಶಕ್ತಿ ಎಂಬ ಎರಡೂ ಅರ್ಥಗಳು ಇದಕ್ಕಿವೆ. ಭೈರವೀ ದೇವಿ ಕೆಂಪು ಬಣ್ಣದ, ಪ್ರಜ್ವಲಿಸುವ ಸೂರ್ಯನಂತೆ ತೇಜಸ್ವಿಯಾದ, ರುಂಡಮಾಲೆ ಧರಿಸಿದ ಉಗ್ರರೂಪ. ಇವಳ ಆರಾಧನೆ ಪ್ರಮುಖವಾಗಿ ಕಾಶಿಯಲ್ಲಿ ಪ್ರಚಲಿತ. ಅಲ್ಲಿ ಕಾಲಭೈರವನ ಸಂಗಡ ಈಕೆ ನಗರದ ಕಾವಲುಗಾರ್ತಿಯಾಗಿ ಪೂಜಿಸಲ್ಪಡುತ್ತಾಳೆ. ಭೈರವಿ ತತ್ವ ಎಂದರೆ ಮೃತ್ಯುವನ್ನೂ ಮೀರಿದ ಸ್ಥಿತಿ, ದೇಹದ ಅಳಿವಿನ ಭಯದಿಂದ ಸಂಪೂರ್ಣ ಮುಕ್ತವಾದ ಪ್ರಜ್ಞೆಯ ಸ್ಥಿತಿ. ತಂತ್ರಶಾಸ್ತ್ರದಲ್ಲಿ ಈಕೆಯನ್ನು ಆಂತರಿಕ ಕುಂಡಲಿನಿ ಶಕ್ತಿಯ ಪ್ರಚಂಡ ಜಾಗೃತ ಸ್ಥಿತಿಗೆ ಹೋಲಿಸಲಾಗುತ್ತದೆ. ಸಾಧಕನ ಒಳಗಿನ ಎಲ್ಲ ಜಡತ್ವ, ಆಲಸ್ಯ, ಭಯಗಳನ್ನು ಸುಟ್ಟು ಹಾಕುವ ಅಗ್ನಿಸ್ವರೂಪ ಶಕ್ತಿ ಈ

ಶಿವಪುರಾಣದ ಪ್ರಕಾರ ಬ್ರಹ್ಮದೇವರ ಐದನೇ ತಲೆ ಅಹಂಕಾರದಿಂದ ಶಿವನನ್ನೇ ಅವಮಾನಿಸಿದಾಗ ಶಿವನ ಕೋಪದಿಂದ ಉದ್ಭವಿಸಿದ ಕಾಲಭೈರವ ಆ ತಲೆಯನ್ನು ಕತ್ತರಿಸಿದ. ಆಗ ಒದಗಿದ ಬ್ರಹ್ಮಹತ್ಯಾ ದೋಷದಿಂದ ಮುಕ್ತನಾಗಲು ಕಾಲಭೈರವ ಕಾಶಿಗೆ ಬಂದು ನೆಲೆಸಿದ ಎನ್ನುವ ಕಥೆ ಪ್ರಚಲಿತವಿದೆ. ಈ ಕಾಲಭೈರವನ ಶಕ್ತಿ ಸ್ವರೂಪವಾಗಿಯೇ ಭೈರವೀ ದೇವಿಯನ್ನು ಪೂಜಿಸಲಾಗುತ್ತದೆ. ಇನ್ನೊಂದು ಪ್ರಸಂಗದಲ್ಲಿ ದಕ್ಷಯಜ್ಞವನ್ನು ಧ್ವಂಸಗೊಳಿಸಲು ಶಿವನ ಜಟೆಯಿಂದ ಉದ್ಭವಿಸಿದ ವೀರಭದ್ರನಿಗೆ ಸಹಾಯಕಳಾಗಿ ಬಂದವಳೆ ಭದ್ರಕಾಳಿ ಅಥವಾ ಭೈರವಿ ಎಂದು ಪುರಾಣಗಳು ಹೇಳುತ್ತವೆ. ತ್ರಿಪುರ ಭೈರವಿ ಎನ್ನುವ ರೂಪದಲ್ಲಿ ಈಕೆ ಸೃಷ್ಟಿ, ಸ್ಥಿತಿ, ಲಯ ಎನ್ನುವ ಮೂರು ಶಕ್ತಿಗಳ ಸಂಗಮ ಸ್ವರೂಪಿಣಿಯಾಗಿ ಪೂಜಿಸಲ್ಪಡುತ್ತಾಳೆ. ರುದ್ರದೇವರ ಉಗ್ರ ಸ್ವರೂಪದ ಸ್ತುತಿ ಯಜುರ್ವೇದದ ಪ್ರಸಿದ್ಧ ರುದ್ರಂ ಅಥವಾ ಶತರುದ್ರೀಯದಲ್ಲಿ ಕಾಣಸಿಗುತ್ತದೆ. ಅಲ್ಲಿ ರುದ್ರನನ್ನು ಭಯಂಕರ ಮತ್ತು ಕಲ್ಯಾಣಕಾರಿ ಎಂಬ ಎರಡೂ ಸ್ವರೂಪಗಳಲ್ಲಿ ಸ್ತುತಿಸಲಾಗುತ್ತದೆ. ಇದೇ ಭೈರವ ಭೈರವಿ ತತ್ವದ ವೈದಿಕ ಮೂಲ. ನಮಃ ಘೋರಾಣಾಂಚ ಎಂಬ ರುದ್ರಂನ ಸಾಲು ಉಗ್ರಶಕ್ತಿಗಳಿಗೂ ನಮಸ್ಕರಿಸುವ ವೈದಿಕ ಸಂಪ್ರದಾಯದ ಸಮಗ್ರ ದೃಷ್ಟಿಕೋನವನ್ನು ತೋರಿಸುತ್ತದೆ. ಶುಭ ಮತ್ತು ಅಶುಭ, ಸೌಮ್ಯ ಮತ್ತು ಉಗ್ರ ಎಲ್ಲವೂ ಒಂದೇ ಪರಮ ಚೈತನ್ಯದ ಅಭಿವ್ಯಕ್ತಿ ಎಂಬ ಸತ್ಯ ಇದು.

ಹೇಳುಗರೆ, ನಮ್ಮೊಳಗೆ ಒಂದು ಸುಪ್ತ ಶಕ್ತಿ ಇದೆ ಎನ್ನುವುದನ್ನು ನಾವು ಆಗಾಗ ಮರೆತು ಬಿಡುತ್ತೇವೆ. ಜೀವನದ ಕಠಿಣ ಸಂದರ್ಭಗಳಲ್ಲಿ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕಾದಾಗ, ಕಠಿಣ ನಿರ್ಧಾರ ತೆಗೆದುಕೊಳ್ಳಬೇಕಾದಾಗ, ಆರೋಗ್ಯದ ಸವಾಲನ್ನು ಎದುರಿಸಬೇಕಾದಾಗ ನಾವು ಆಗಾಗ ದುರ್ಬಲರಾಗಿ ಬಿಡುತ್ತೇವೆ. ಭೈರವಿ ತತ್ವ ನಮಗೆ ನೆನಪಿಸುವುದೇ ಈ ಸತ್ಯವನ್ನು. ನಮ್ಮೊಳಗೆ ಪ್ರಚಂಡ ಶಕ್ತಿಯ ಸೆಲೆ ಇದೆ. ಅದನ್ನು ಸರಿಯಾದ ಸಮಯದಲ್ಲಿ ಜಾಗೃತಗೊಳಿಸುವ ಕಲೆ ನಮಗೆ ಬೇಕಷ್ಟೆ. ಮೃದುತ್ವ ಮಾತ್ರ ಸಾಲದು. ಅಗತ್ಯ ಬಿದ್ದಾಗ ಕಠಿಣವಾಗುವ, ಸ್ಪಷ್ಟವಾಗಿ ಇಲ್ಲ ಎನ್ನುವ, ತನ್ನ ಮತ್ತು ತನ್ನವರ ಹಕ್ಕುಗಳಿಗಾಗಿ ನಿಲ್ಲುವ ಗುಣವೂ ಬೇಕು ಎನ್ನುವ ಸಂದೇಶ ಈ ಭೈರವಿ ತತ್ವದಲ್ಲಿದೆ.

ವಿಶೇಷವಾಗಿ ಮಹಿಳೆಯರಿಗೆ ಭೈರವಿ ತತ್ವ ಆತ್ಮವಿಶ್ವಾಸದ ಆತ್ಮರಕ್ಷಣೆಯ ಸಂದೇಶ ನೀಡುತ್ತದೆ. ಮನೆಯಲ್ಲಿ, ಕೆಲಸದ ಸ್ಥಳದಲ್ಲಿ, ಸಮಾಜದಲ್ಲಿ ಎದುರಾಗುವ ಅಗೌರವ, ಅನ್ಯಾಯಗಳ ವಿರುದ್ಧ ಶಾಂತಿಯುತವಾಗಿ ಆದರೆ ದೃಢವಾಗಿ ಧ್ವನಿ ಎತ್ತುವ ಸಾಮರ್ಥ್ಯ ಮತ್ತು ಅಗತ್ಯವಿದ್ದಾಗ ತಮ್ಮ ಸುರಕ್ಷತೆಗಾಗಿ ಎಚ್ಚರಿಕೆ ವಹಿಸುವ ಜಾಗೃತಿ, ಇವೆಲ್ಲವೂ ಭೈರವಿ ತತ್ವದ ಪ್ರಾಯೋಗಿಕ ಅನ್ವಯಗಳು. ಆರೋಗ್ಯದ ವಿಚಾರದಲ್ಲಿಯೂ ಇದೇ ಅನ್ವಯಿಸುತ್ತದೆ. ಕಠಿಣ ಚಿಕಿತ್ಸೆ, ಶಿಸ್ತಿನ ಜೀವನ ಶೈಲಿಯನ್ನು ಅನುಸರಿಸುವ ಆಂತರಿಕ ಬಲವನ್ನು ಈ ದೇವಿ ಭೈರವಿ ನೀಡುತ್ತಾಳೆ. ಪ್ರತಿದಿನ ಬೆಳಗ್ಗೆ ಎದ್ದು ನಾನು ಸಮರ್ಥಳು, ನಾನು ಶಕ್ತಳು ಎಂಬ ಸ್ವಸಮ್ಮೋಹನ ವಾಕ್ಯದೊಂದಿಗೆ ದಿನ ಆರಂಭಿಸುವುದು ಒಂದು ಬಗೆಯ ಭೈರವಿ ಆರಾಧನೆಯೇ ಎನ್ನಬೇಕು.

0: ಕೇಳುಗರೆ, ಮುಂದಿನ ಕಂತಿನಲ್ಲಿ ತ್ಯಾಗದ ಪರಾಕಾಷ್ಠೆಯಾದ ಛಿನ್ನಮಸ್ತಾದೇವಿಯ ಗಹನವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
1: ದೇವಿಯ ದಶಮಹಾವಿದ್ಯಾ ಸ್ವರೂಪಾನುಸಂಧಾನದ ಕುರಿತಾದ ಕಾರ್ಯಕ್ರಮ ಸರಣಿ ಮಾಮವ ಮಹಾವಿದ್ಯೆ ಕೇಳಿದಿರಿ. ರಚನೆ, ನಿರೂಪಣೆ ಹಾಗೂ ಸಂಗೀತ ನಿರ್ದೇಶನ ಡಾಕ್ಟರ್ ಎನ್ ರಘು. ಗಾಯಕರು ಅಪೇಕ್ಷಾ ಎ, ಎಸ್ ಜೈ ಭವ್ಯ, ಅನುರಾಧ ಪ್ರಸನ್ನ, ಸೌಮ್ಯ ಎಸ್, ಪ್ರಮಥ್ ಬಿಕೆ ಹಾಗೂ ನಿರಂಜನ್ ಬಿಎಸ್. ವಾದ್ಯ ಸಹಕಾರ ವಯಲಿನ್ ಕೃತಿಕ್ ಕೌಶಿಕ್ ಎಂಪಿ, ವೀಣೆ ಡಾಕ್ಟರ್ ಎಂಆರ್ ಮಂಜುಳಾ, ಕೀಬೋರ್ಡ್ ಬಿಆರ್ ಪ್ರಕಾಶ್ ಹಾಗೂ ಸಂಜಯ್ ಆರ್ಎಸ್, ತಬಲಾ ಕಾರ್ತಿಕ್ ಡಿ, ರಿದಮ್ ಪ್ಯಾಡ್ ವಿ ಯಶೋಧರ್. ಸಂಕಲನ ಹಾಗೂ ಧ್ವನಿ ಮುದ್ರಣ ಜಿ ಪುಷ್ಪಲತಾ. ನಿರ್ಮಾಣ ಕೆಎಲ್ ರಾಜೇಶ್ವರಿ. ಮಾಮವ ಮಹಾವಿದ್ಯೆ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಸಮಯ ಆಗಿದೆ 10:30. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್.

सुनहरे पल। ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಮಹೇಂದ್ರ ಕಪೂರ್ ಹಾಡಿರುವಂತಹ ಕ್ರಾಂತಿ ಚಿತ್ರದ ಗೀತೆ. ಮನೋಜ್ ಕುಮಾರ್ ಅವರ ಸಾಹಿತ್ಯಕ್ಕೆ ಲಕ್ಷ್ಮೀಕಾಂತ್ ಪ್ಯಾರೆಲಾಲ್ ಅವರ ಸಂಗೀತವಿದೆ.

ಇದುವರೆಗೂ ಲತಾ ಮಂಗೇಶ್ಕರ್ ಹಾಡಿದಂತಹ ಶಕ್ತಿ ಚಿತ್ರದ ಗೀತೆಯನ್ನ ಆಲಿಸಿದರೆ. ಆನಂದ್ ಬಕ್ಷಿ ಅವರ ಸಾಹಿತ್ಯಕ್ಕೆ ಆರ್ ಡಿ ಬರ್ಮನ್ ಅವರ ಸಂಗೀತವಿತ್ತು.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸುನ್ಹೇರೆ ಪಲ್ ಕೇಳುತ್ತಿರುವಿರಿ. ಇನ್ನು ಮುಂದೆ ಕೇಳಿ ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಹಾಡಿರುವಂತಹ ಜಮೀನ್ ಆಸ್ಮಾನ್ ಚಿತ್ರದ ಗೀತೆ. ಅಂಜಾನ್ ಅವರ ಸಾಹಿತ್ಯಕ್ಕೆ ಆರ್ ಡಿ ಬರ್ಮನ್ ಅವರ ಸಂಗೀತವಿದೆ.

ಇನ್ನು ಮುಂದೆ ಕೇಳಿ ಆಶಾ ಭೋಸ್ಲೆ ಅವರು ಹಾಡಿರುವಂತಹ ಪ್ರೇಮ್ ಗೀತ ಚಿತ್ರದ ಗೀತೆ. ಎಂದಿವಾರ್ ಅವರ ಸಾಹಿತ್ಯಕ್ಕೆ ಜಗಜೀತ್ ಸಿಂಗ್ ಅವರ ಸಂಗೀತವಿದೆ.

ಸವಿನೆನಪು. ಇಂದಿನ ಸವಿನೆನಪು ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರಿಗೆಲ್ಲ ಆತ್ಮೀಯವಾದ ಸ್ವಾಗತ. ಆರಂಭದಲ್ಲಿ ಕೇಳಿ ಎಸ್ ಜಾನಕಿ ಹಾಡಿರುವಂತಹ ಶ್ರೀದೇವಿ ಚಿತ್ರದ ಗೀತೆ. ವಿಎಲ್ ಆಚಾರ್ಯ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ.

ಇದುವರೆಗೂ ಬಿಎಸ್ ಬಾಲಕೃಷ್ಣ ಹಾಡಿದಂತಹ ಚಿರಂಜೀವಿ ಚಿತ್ರದ ಗೀತೆಯನ್ನು ಆಲಿಸಿದ್ರೆ. ವಿಜಯ ನಾರಸಿಂಹ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿತ್ತು. ಇನ್ನು ಮುಂದೆ ಕೇಳಿ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಜಿಕೆ ವೆಂಕಟೇಶ್ ಅವರು ಸಂಗೀತ ನಿರ್ದೇಶನ ಮಾಡಿರುವಂತಹ ರಾಜ ನನ್ನ ರಾಜ ಚಿತ್ರದ ಗೀತೆ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ.

ಸೊಬಗಿನಲ್ಲಿ ಸೊಬಗಿನಲ್ಲಿ ನಲಿ ನಲಿ ಸರಸದ ಸಮಯದ ವಿನೋದದಲ್ಲಿ ಕೇಳಿ ಸದಾ ನಗುತ್ತ ಬಾಳಿ ಸೊಗಸಿನಲ್ಲಿ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವಂತಹ ಬಾಳು ಜೇನು ಚಿತ್ರದ ಗೀತೆಯನ್ನ ಕೇಳುತ್ತಿರುವಿರಿ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ.

ಇದುವರೆಗೂ ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರು ಸಂಗೀತ ಸಂಯೋಜನೆ ಮಾಡಿದಂತಹ ಬದುಕು ಬಂಗಾರವಾಯಿತು ಚಿತ್ರದ ಗೀತೆಯನ್ನ ಆಲಿಸಿದ್ರಿ. ಮೂಡಿಬಂದಂತಹ ಸ್ವರ ಪಿ ಸುಶೀಲಾ ಅವರದು. ಇನ್ನು ಮುಂದೆ ಕೇಳಿ ಎಸ್ ಬಿ ಬಾಲಸುಬ್ರಹ್ಮಣ್ಯಂ, ಪಿ ಸುಶೀಲಾ ಹಾಗೂ ಸಂಗಡಿಗರು ಹಾಡಿರುವಂತಹ ಅಪರಾಧಿ ಚಿತ್ರದ ಗೀತೆ. ವಿಜಯ ನಾರಸಿಂಹ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿದೆ.

ಸವಿನೆನಪು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕನಸು ನನಸು ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಗೀತೆಯನ್ನು ಹಾಡಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯವಿದೆ, ಎಂ ರಂಗರಾವ್ ಅವರ ಸಂಗೀತ.

0: ಇದುವರೆಗೆ ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಇನ್ನು ಮುಂದೆ ಸರಿಯಾಗಿ 12 ಗಂಟೆಗೆ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಶರನ್ನವರಾತ್ರಿಯ 5ನೇ ದಿನವಾದ ಇಂದು ದುರ್ಗಾಮಾತೆಯ ಅವತಾರ ಸ್ಕಂದಾದೇವಿಗೆ ಪೂಜೆ. ವಿಜಯದ ದೇವತೆಯಾಗಿ ಪೂಜಿಸಲ್ಪಡುವ ಸ್ಕಂದಾದೇವಿ ದೇವತೆಗಳ ಸೇನಾಧಿಪತಿ ಕಾರ್ತಿಕೇಯ ಅಥವಾ ಸ್ಕಂದನ ತಾಯಿ ಎಂಬ ಐತಿಹ್ಯವಿದೆ. ನಾಡಿನ ಶಕ್ತಿದೇವತೆಯ ದೇಗುಲಗಳಲ್ಲಿ ಇಂದಿನ ವಿಶೇಷ ಅಲಂಕಾರ ಗಮನ ಸೆಳೆಯುವಂತಿದೆ. ಭಾರತೀಯ ಆಧ್ಯಾತ್ಮಿಕ ಚಿಂತನೆ ಹಾಗೂ ಸಾಂಸ್ಕೃತಿಕ ಪರಂಪರೆಯ ಸಂರಕ್ಷಣೆಗೆ

0: ಆಗಿ ಬಹುಮೂಲ್ಯ ಕೊಡುಗೆ ನೀಡಿದ ಜಗದ್ಗುರು ಮಧ್ವಾಚಾರ್ಯರ ಜಯಂತ್ಯುತ್ಸವವನ್ನು ಪ್ರತಿ ವರ್ಷ ಅಕ್ಟೋಬರ್ 21ನೇ ತಾರೀಕು ರಾಜ್ಯಮಟ್ಟದಲ್ಲಿ ಆಚರಿಸಲು ಸರ್ಕಾರ ನಿರ್ಧರಿಸಿದೆ. ಔಲ್ ಫಕೀರ್ ಜೈನುಲ್ಲಾಬ್ದೀನ್ ಅಬ್ದುಲ್ ಕಲಾಂ, ಭಾರತ ರತ್ನ ಡಾ ಎಪಿಜೆ ಅಬ್ದುಲ್ ಕಲಾಂ ಅವರ ಜನ್ಮದಿನವಾದ ಇಂದು ರಾಷ್ಟೀಯ ವಿದ್ಯಾರ್ಥಿ ದಿನ. ಇಂದು ಅಂತಾರಾಷ್ಟೀಯ ಗ್ರಾಮೀಣ ಮಹಿಳಾ ದಿನಾಚರಣೆ. ಮಣ್ಣಿನ ಮಡಿಲಲ್ಲಿ ಶ್ರಮಿಸುವ ಗ್ರಾಮೀಣ ಕೃಷಿಕ ಮಹಿಳೆಯರ ಪರಿಶ್ರಮದಿಂದಲೇ ನಮ್ಮ ಸಮಾಜದಲ್ಲಿ ಸಮೃದ್ಧಿ. ಅವರ ಪರಿಶ್ರಮವನ್ನು ಗೌರವಿಸಲು ಈ ದಿನ ಮೀಸಲಾಗಿದೆ. ಭಾರತೀಯ ನೌಕಾಪಡೆಯ ಮೊದಲ ಸ್ವದೇಶಿ ನಿರ್ಮಿತ ಬಹುಪಯೋಗಿ ಹಡಗು ಸಮರ್ಥಕ್ ನಾಳೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಕದಂಬ ನೌಕಾನೆಲೆಯಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರ ಉಪಸ್ಥಿತಿಯಲ್ಲಿ ಸೇವೆಗೆ ಸೇರ್ಪಡೆಯಾಗಲಿದೆ. ಮೇಕ್ ಇನ್ ಇಂಡಿಯಾ ಉಪಕ್ರಮದಡಿ ತಮಿಳುನಾಡಿನ ಕಟ್ಟುಪಳ್ಳಿ ಶಿಪ್ಯಾರ್ಡ್ನಲ್ಲಿ ಸಮರ್ಥಕ್ ನಿರ್ಮಾಣಗೊಂಡಿದೆ. 107 ಮೀಟರ್ ಉದ್ದ ಹಾಗೂ 18.6 ಮೀಟರ್ ಅಗಲ, 3,750 ಟನ್ಗಿಂತ ಹೆಚ್ಚಿನ ಭಾರವಾಹಕ ಸಾಮರ್ಥ್ಯ ಹೊಂದಿದೆ. ಈ ನೌಕೆ ಪ್ರತಿ ಗಂಟೆಗೆ ಗರಿಷ್ಠ 15 ನಾಟಿಕಲ್ ಮೈಲ್ಸ್ ವೇಗದಲ್ಲಿ ಸಂಚರಿಸಬಲ್ಲುದು. ಬೆಂಗಳೂರು ಲೋಕಭವನದ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರಿಗೆ ಆತ್ಮೀಯ ಬೀಳ್ಕೊಡುಗೆ ಸಮಾರಂಭ ಆಯೋಜಿಸಿದ್ದರು. ತಮ್ಮ ಕಾರ್ಯದ ಅವಧಿಯಲ್ಲಿ ಸಹಕಾರ ನೀಡಿದ ಲೋಕಭವನದ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಸಹೋದ್ಯೋಗಿಗಳಿಗೆ ಕೃತಜ್ಞತೆ ಸಲ್ಲಿಸಿದ ರಾಜ್ಯಪಾಲರು, ಈ ನೆಲ ಮತ್ತು ಇಲ್ಲಿನ ಜನರ ಪ್ರೀತಿ ತಮಗೆ ಅವಿಸ್ಮರಣೀಯ ಎಂದರು. ಆದ್ಯತಾ ಪಡಿತರ ಚೀಟಿ ಬಿಪಿಎಲ್ ಕಾರ್ಡ್ದಾರರಿಗೆ ಇ ಕೆವೈಸಿ ಮಾಡಿಸಲು ಅಕ್ಟೋಬರ್ 20ರವರೆಗೆ ಅವಕಾಶವಿದೆ. ಅನ್ನ ಸೇವೆ ಮೊಬೈಲ್ ಆಪ್ ಮೂಲಕ ಉತ್ತರ ಕನ್ನಡ, ಬಳ್ಳಾರಿ, ಬೀದರ್ ಹಾಗೂ ಕೊಪ್ಪಳ ಸೇರಿದಂತೆ 8 ಜಿಲ್ಲೆಗಳಲ್ಲಿ ಕಳೆದ 1ನೇ ತಾರೀಖಿನಿಂದ ಹೆಸರು ನೋಂದಾಯಿಸಲು ಅನುವು ಮಾಡಿಕೊಡಲಾಗಿತ್ತು. ಈಗ ರಾಜ್ಯಾದ್ಯಂತ ಬಳಕೆಗೆ ಮುಕ್ತಗೊಳಿಸಲಾಗಿದೆ. ಕೇಂದ್ರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಹಾಗೂ ನ್ಯಾಷನಲ್ ಇನೋವೇಷನ್ ಫೌಂಡೇಶನ್ ಇಂಡಿಯಾ ಹೊಸದಿಲ್ಲಿಯ ಭಾರತ ಮಂಟಪಂನಲ್ಲಿ ಶಾಲಾ ಮಕ್ಕಳಿಗಾಗಿ ಆಯೋಜಿಸಿದ ರಾಷ್ಟಮಟ್ಟದ ವಸ್ತು ಪ್ರದರ್ಶನ ಮತ್ತು ಯೋಜನಾ ಸ್ಪರ್ಧೆ ಇಂದು ಸಮಾರೋಪಗೊಳ್ಳಲಿದೆ. ಗದಗ್ ಎಸ್ಎಂ ಕೃಷ್ಣಾನಗರದ ಪಿಎಂಶ್ರೀ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ No. 12 9ನೇ ತರಗತಿ ವಿದ್ಯಾರ್ಥಿ ಆಕಾಶ್ ಅಶೋಕ್ ಪಾಟೀಲ್ ತಮ್ಮ ಮಾದರಿಯೊಂದಿಗೆ ಭಾಗವಹಿಸಿದ್ದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ನಾನು ತಯಾರಿಸಿದ ಮಾದರಿ ಹೆಸರು ಸ್ಕೂಲ್ ಜೋನ್ ಆಟೋಮ್ಯಾಟಿಕ್ ಸ್ಪೀಡ್ ಬ್ರೇಕರ್. ಉಪಯೋಗಿಸಿದ ಉಪಕರಣಗಳು ಮದರ್ ಬೋರ್ಡ್, ಕನ್ವರ್ಟರ್, ಸೌಂಡ್ ಬಜರ್, ಎಲ್ಇಡಿ ಡಿಸ್ಪ್ಲೇ. ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದರೆ, ಸ್ಕೂಲ್ ಗೇಟ್ಗೆ ಇರುವ ಸೆನ್ಸರ್ ಮಕ್ಕಳು ಅಲ್ಲಿ ನಿಂತರ ಊದು ಕೂಡಲೇ ಸ್ಪೀಡ್ ಬ್ರೇಕರ್ ಓಪನ್ ಆಗುತ್ತದೆ ಮತ್ತು ಟ್ರಾಫಿಕ್ ಲೈಟ್ ರೆಡ್ ಬರುತ್ತದೆ. ಜಿಬ್ರಾ ಪಟ್ಟಿಯಿಂದ ಮಕ್ಕಳು ರೋಡು ಆ ಕಡೆ ಇನ್ನೊಂದು ಸೆನ್ಸರ್ ಅಳವಡಿಸಿದ ದಾಟಿ ಹೋದ ಮೇಲೆ ಸ್ಪೀಡ್ ಬ್ರೇಕರ್ ಕ್ಲೋಸ್ ಆಗುತ್ತದೆ ಮತ್ತು ಇದು ಗ್ರೀನ್ ಲೈಟ್ ಆನ್ ಆಗುತ್ತದೆ. ಇದು ಯಾವುದೇ ಮಾನವನ ಅಗತ್ಯವಿಲ್ಲ. ಇದು 24/7 ಕೆಲಸ ಮಾಡುತ್ತದೆ.
0: ಯುರೋಪ್ ಮತ್ತು ಮಧ್ಯ ಏಷ್ಯಾದಿಂದ ಆಫ್ರಿಕಾ ಖಂಡದತ್ತ ದೀರ್ಘ ಪ್ರಯಾಣ ಬೆಳೆಸುವ ಅಪರೂಪದ ಯುರೋಪಿಯನ್ ರೋಲರ್ ಆಫ್ರಿಕಾದ ಸಹಾರಾಕ್ಕೆ ತೆರಳುವ ಮುನ್ನ ವಿಜಯನಗರ ಜಿಲ್ಲೆ ಹಗರಿ ಬೊಮ್ಮನಹಳ್ಳಿ ತಾಲೂಕು ಸಕ್ರಹಳ್ಳಿಯಲ್ಲಿ 25ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಕಾಣಸಿಕ್ಕಿವೆ. ಚಾಮರಾಜನಗರ ಜಿಲ್ಲೆ ಬಂಡೀಪುರದ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಮೃತಪಟ್ಟಿದ್ದ ಕಾಡು ಹಂದಿಗಳ ಮರಣೋತ್ತರ ಪರೀಕ್ಷೆ ವರದಿಯಲ್ಲಿ ಆಫ್ರಿಕನ್ ಸ್ವೈನ್ ಫ್ಲೂನಿಂದ ಅಸುನೀಗಿರುವುದು ದೃಢಪಟ್ಟಿದೆ ಎಂದು ಜಿಎಸ್ ಬೆಟ್ಟ ವಲಯ ಅರಣ್ಯಾಧಿಕಾರಿ ಕೆಪಿ ಸತೀಶ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ಗದಗ್ ಜಿಲ್ಲೆ ಮುಂಡರಗಿ ತಾಲೂಕು ಕಪ್ಪತಗುಡ್ಡ ಸರಹದ್ದಿನ ಶಿಂಗಟರಾಯನಕೇರಿ ತಾಂಡಾದ ಶಿವಾಜಿನಗರದ ಬಳಿ ಮಂಗಳವಾರ ನಿತ್ರಾಣಗೊಂಡ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದ ಚಿರತೆ ನಿನ್ನೆ ಗದಗ್ ಬಳಿ ಬಿಂಕದಕಟ್ಟಿಯ ಪ್ರಾಣಿ ಸಂಗ್ರಹಾಲಯದಲ್ಲಿ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದೆ. ಉಪವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಸಂತೋಷ್ ಕುಮಾರ್ ಕೆಂಚಪ್ಪನವರ್, ಆರ್ಎಫ್ಒ ಮಂಜುನಾಥ್ ಮೇಗಲಮನಿ ಹಾಗೂ ತಂಡ ಕೃಷಿಕ ಹನುಮಂತ್ ಪವಾರ್ ಅವರ ತೋಟದಲ್ಲಿ ಈ ಚಿರತೆಯನ್ನು ಸೆರೆ ಹಿಡಿದಿದ್ದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.

0: ಆಕಾಶವಾಣಿ ನವರಾತ್ರಿಯ ಸಂದರ್ಭದಲ್ಲಿ ಭದ್ರಾವತಿಯ ಶ್ರೀರಾಮ ಭಜನಾ ಮಂಡಳಿಯ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ.
1: ಶ್ರೀ ಗುರುಭ್ಯೋ ನಮಃ. ಎಲ್ಲ ನನ್ನ ಆತ್ಮೀಯ ಕೇಳುಗ ಮಿತ್ರರಿಗೆ ಚಿತ್ರ ಶಿವಕುಮಾರ್ ಮಾಡುವ ನಮಸ್ಕಾರಗಳು. ಎಲ್ಲರಿಗೂ ನವರಾತ್ರಿ ಹಾಗೂ ವಿಶ್ವವಿಖ್ಯಾತ ನಾಡಹಬ್ಬ ದಸರಾದ ಶುಭಾಶಯಗಳು. ಇದರ ಪ್ರಯುಕ್ತ ನಮ್ಮ ಶ್ರೀರಾಮ ಭಜನಾ ಮಂಡಳಿಯ ಭಗಿನಿಯರಿಂದ ವಿಶೇಷ ಕಾರ್ಯಕ್ರಮ. ನವರಾತ್ರಿಯ ಕೊನೆಯ ದಿನಗಳಾದ ಅಷ್ಟಮಿ ಮತ್ತು ಮಹಾನವಮಿಯ ವಿಶೇಷತೆಯ ವಿಶ್ಲೇಷಣೆ.
2: ಹೇ ಸ್ವಾತಿ, ಎಲ್ಲಿ ಹೊರಟೆ? ಭಜನಾ ಮಂಡಳಿಯವ್ರನ್ನೆಲ್ಲ ಕರ್ಕೊಂಡು.
3: ಲಾವಣ್ಯ, ಗೊತ್ತಿಲ್ವಾ ನಿನಗೆ ನವರಾತ್ರಿ ನಡೀತಿರೋದು? ನಾವು ಪ್ರತಿ ನವರಾತ್ರಿಯಲ್ಲಿ ಘಟಸ್ಥಾಪನೆ ಮಾಡಿ ದುರ್ಗಾದೇವಿಯನ್ನ ಬರ್ಮಾಡಿಕೊಂಡು ಸಂಭ್ರಮದಿಂದ ಆಚರಿಸ್ತೀವಲ್ವಾ? ಇದೊಂದು ನಮ್ಮ ಸಂಪ್ರದಾಯ. ಮತ್ತೆ ಒಂದೊಂದು ದಿನ ಒಬ್ಬೊಬ್ರು ಮನೆಗೆ ಹೋಗಿ ಲಲಿತಾ ಸಹಸ್ರನಾಮ ಹೇಳಿ ದೇವಿಯ ಹಾಡುಗಳನ್ನು ಹಾಡಿ ಬರ್ತೀವಲ್ವಾ? ಇದು ಪ್ರತಿ ವರ್ಷ ನಡೀತಿದೆ, ನೀನು ಮರ್ತುಬಿಟ್ಯಾ? ಮರೆಯುವಂಥ ವಿಷಯನ ಇದು?
2: ಹೌದಲ್ವಾ ಸ್ವಾತಿ, ಮರ್ತುಬಿಟ್ಟಿದ್ದೆ.
3: ಸರಿ, ನೀನು ಬಾ ನಮ್ಮ ಜೊತೆಯಲ್ಲಿ. ಇವತ್ತು ಶಿಲ್ಪಮ್ಮನ ಮನೆಯಲ್ಲಿ ಭಜನೆ ಇದೆ, ಅಲ್ಲಿ ನವರಾತ್ರಿಯ ಕೊನೆಯ ದಿನಗಳಾದ ಅಷ್ಟಮಿ ಮತ್ತು ನವಮಿಯ ವಿಶೇಷತೆ ಬಗ್ಗೆ ವೀಣಾ ಮತ್ತು ಸವಿತಾ ವಿವರಿಸ್ತಾರಂತೆ. ಇವತ್ತಿನ ಭಜನೆ ತುಂಬ ವಿಶೇಷವಾಗಿರುತ್ತೆ, ಬಾ.
2: ಹೌದಾ? ಸರಿ, ಹಾಗಾದ್ರೆ ನಾನು ನಿಮ್ ಜೊತೆ ಬರ್ತೀನಿ. ನವರಾತ್ರಿ ಜೊತೆಗೆ ನಮ್ಮ ನಾಡ ಹಬ್ಬ ದಸರಾ ಸಹ ನಮ್ಮ ಕರ್ನಾಟಕದಲ್ಲಿ ಆಚರಿಸ್ತೇವೆ. ಹಾಗಾಗಿ ಮೈಸೂರು ಅರಸರ ಮನೆದೇವಿಯಾದ ಚಾಮುಂಡೇಶ್ವರಿ ತಾಯಿಯ ಒಂದು ಹಾಡನ್ನ ಹಾಡೋಣ.
3: ಸರಿ, ಹಾಡೋಣ.

0: ಎಷ್ಟು ಅದ್ಭುತವಾದ ಹಾಡು. ಚಾಮುಂಡಮ್ಮ ಬೆಟ್ಟದ ಮೇಲಿಂದ ಹಿಡಿದು ಬಂದೇ ಬಿಟ್ಲು ಅನ್ನೋ ಹಾಗೆ ಇತ್ತು. ನಾಡದೇವಿ ಚಾಮುಂಡೇಶ್ವರಿಯ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ.
1: ಹೌದು ಶ್ವೇತಾ, ಹಾಡು ತುಂಬ ಚೆನ್ನಾಗಿತ್ತು. ವೀಣಾ, ನವರಾತ್ರಿ ಬಗ್ಗೆ ಹೇಳ್ತೀಯಾ?
2: ಆಯಿತು ಚಿತ್ರ, ಹೇಳ್ತೀನಿ. ನವರಾತ್ರಿ ಎಂದರೆ ಕೇವಲ 9 ದಿನಗಳ ಹಬ್ಬವಲ್ಲ, ಅದು ನಮ್ಮೊಳಗಿನ ಅಜ್ಞಾನ, ಅಹಂಕಾರ, ಕೋಪ ಮತ್ತು ದುಷ್ಟಗುಣಗಳನ್ನು ಜಯಿಸಿ ಒಳ್ಳೆಯತನವನ್ನು ಬೆಳೆಸಿಕೊಳ್ಳುವ ಆತ್ಮಶುದ್ಧಿಯ ಪಯಣವಾಗಿದೆ.
0: ನಾವು ನವರಾತ್ರಿ ಅಂದರೆ ದುರ್ಗೆಯ 9 ದಿನಗಳು 9 ತರಹದ ಅಲಂಕಾರ ಮಾಡಿ ಆರಾಧನೆ ಮಾಡೋದು ಅಂತ ಮಾತ್ರ ನಾವು ತಿಳ್ಕೊಂಡಿದ್ವಿ. ಆದರೆ ಈಗ ಗೊತ್ತಾಯಿತು, ನಮ್ಮೊಳಗಿರುವಂತಹ ದುರ್ಗುಣಗಳನ್ನು ನಾಶಪಡಿಸಿ ಸದ್ಗುಣಗಳನ್ನು ಅಳವಡಿಸಿಕೊಳ್ಬೇಕು ಅಂತ ಈಗ ತಿಳಿಯಿತು.
1: ಸವಿತಾ, ಅಷ್ಟಮಿ ವಿಶೇಷತೆಯನ್ನ ನೀವು ಹೇಳ್ತೀರಾ?
3: ಅಷ್ಟಮಿ ನವರಾತ್ರಿಯ 8ನೇ ದಿನ. ಈ ದಿನ ದುರ್ಗಾದೇವಿಯನ್ನ ಆರಾಧಿಸ್ತೀವಿ. ದುರ್ಗೆ ದುರ್ಗತಿನಾಶಿನಿ. ನಮ್ಮ ಜೀವನದಲ್ಲಿರುವ ದುರ್ಗುಣಗಳನ್ನ ದೇವಿಯ ಪಾದಗಳಲ್ಲಿ ಅರ್ಪಿಸಿ ಒಳ್ಳೆಯ ಆಲೋಚನೆ ಮತ್ತು ಸತ್ಕರ್ಮಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಈ ದುರ್ಗೆಯ ಒಂದು ಹಾಡನ್ನ ಎಲ್ಲರೂ ಸೇರಿ ಹಾಡೋಣ.

0: ಸೊಗಸಾದ ಹಾಡು. ತಾಯಿಯ ನಾಮ ಹಲವು, ಆದರೆ ಶಕ್ತಿ ಒಂದೇ, ಅದೇ ದುರ್ಗಾಶಕ್ತಿ.
1: ಈಗ ನವಮಿಯ ವಿಶೇಷತೆ ಬಗ್ಗೆ ಯಾರು ಹೇಳ್ತೀರಾ? ವೀಣಾ, ನೀನೇ ಹೇಳ್ತೀಯಾ?
2: ಹಾ, ನಾನೇ ಹೇಳ್ತೀನಿ ಚಿತ್ರ. ನವಮಿ ನವರಾತ್ರಿಯ 9ನೇ ದಿನ. ನವಮಿಯನ್ನು ಮಹಾನವಮಿ ಎಂದು ಕರೆಯಲಾಗುತ್ತೆ. ಇದು ದೇವಿಯ ವಿಜಯ ಶಕ್ತಿಯನ್ನು ಸ್ಮರಿಸುವ ಪವಿತ್ರ ದಿನ. ಈ ದಿನ ಜ್ಞಾನ, ಶಕ್ತಿ, ಶಿಸ್ತು, ಯಶಸ್ಸಿಗಾಗಿ ದೇವಿಯನ್ನು ಪ್ರಾರ್ಥಿಸುತ್ತೇವೆ.
0: ಒಟ್ಟಾರೆ ನವರಾತ್ರಿ ಎಂದರೆ ದೇವಿಯ ಶಕ್ತಿ ನಮ್ಮೊಳಗೆ ಜಾಗೃತ ಆಗಲಿ, ಅಜ್ಞಾನ ದೂರವಾಗಿ ಜ್ಞಾನ ಬೆಳಗಲಿ, ದುಷ್ಟತೆ ನಾಶವಾಗಿ ಧರ್ಮ ಜಯಿಸಲಿ. ಜೈ ದುರ್ಗೆ. ಈಗ

ತುಂಬ ಚೆನ್ನಾಗಿದೆ ಈ ಅರ್ಗಲಾ ಸ್ತೋತ್ರ. ತಾಯಿ ದುರ್ಗೆ, ಎಲ್ಲರನ್ನ ರಕ್ಷಿಸು, ಸಂತೈಸು, ಆರೈಸು, ಎಲ್ಲರ ಇಷ್ಟಾರ್ಥಗಳನ್ನು ಈಡೇರಿಸು. ಈಗ ವಿದ್ಯೆಗೆ ಅಧಿಪತಿಯಾದ ಶಾರದೆಯ ಹಾಡನ್ನು ಹಾಡೋಣ.

ಶಾರದೆ ಎಲ್ಲರಿಗೂ ವಿದ್ಯೆ ಹಾಗೂ ಸಮೃದ್ಧಿ ನೀಡಲಿ. ಈ ದಿನ ನಾವೆಲ್ಲ ಇಲ್ಲಿ ಸೇರಿ ತುಂಬಾ ವಿಷಯಗಳ ಬಗ್ಗೆ ತಿಳ್ಕೊಂಡ್ವಿ, ತುಂಬಾ ಚೆನ್ನಾಗಿತ್ತು ಕೂಡ. ಈಗ ನಮ್ಮ ಭಜನೆಯ ಕೊನೆಯ ಹಂತ, ತಾಯಿಯ ಮಂಗಳಾ ಗೀತೆಯನ್ನು ಎಲ್ಲರೂ ಸೇರಿ ಹಾಡೋಣ.

0: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರು ಭದ್ರಾವತಿ ಹೊಸಮನೆ ಶ್ರೀರಾಮ ಭಜನಾ ಮಂಡಳಿಯ ಸದಸ್ಯೆಯರು. ಕಾರ್ಯಕ್ರಮದ ರಚನೆ ಶ್ರೀಮತಿ ಚಂದ್ರಕಲಾ ಮಲ್ಲಿಕಾರ್ಜುನ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಭಜನಾ ಮಂಡಳಿಯ ಸದಸ್ಯೆಯರು ಶ್ರೀಮತಿ ಶಿಲ್ಪಾ ನಾರಾಯಣ್ ರಾವ್, ಶ್ರೀಮತಿ ರೂಪಾ ರಂಗನಾಥ್, ಶ್ರೀಮತಿ ವಾಣಿ ಕಂಡೂಜಿರಾವ್, ಶ್ರೀಮತಿ ಶ್ವೇತಾ ರವೀಂದ್ರ, ಶ್ರೀಮತಿ ಸ್ವಾತಿ ತುಕಾರಾಮ್ ರಾವ್, ಶ್ರೀಮತಿ ಚಿತ್ರಾ ಶಿವಕುಮಾರ್, ಶ್ರೀಮತಿ ಲಾವಣ್ಯ ಬಾಲಚಂದ್ರ, ಶ್ರೀಮತಿ ವೀಣಾ ಕಿರಣ್, ಶ್ರೀಮತಿ ಸವಿತಾ ಉಮೇಶ್, ಶ್ರೀಮತಿ ಶೋಭಾ ಪರಶುರಾಮ್. ಮತ್ತೊಮ್ಮೆ ಎಲ್ಲರಿಗೂ ನವರಾತ್ರಿ ಮತ್ತು ನಾಡಹಬ್ಬ ದಸರಾದ ಶುಭಾಶಯಗಳು. ಜೈ ದುರ್ಗೆ.
1: ಇದುವರೆಗೆ ನವರಾತ್ರಿಯ ಸಂದರ್ಭದಲ್ಲಿ ಭದ್ರಾವತಿಯ ಶ್ರೀರಾಮ ಭಜನಾ ಮಂಡಳಿಯ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ನಿರ್ವಹಣೆ ಆಕಾಶವಾಣಿ ಭದ್ರಾವತಿಯ ಕಾರ್ಯಕ್ರಮ ಮುಖ್ಯಸ್ಥರಾದ ನಂದನ್ ಕುಮಾರ್ ಎಲ್ಒ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋ ಹರ್ಟ್ಸ್. ಈಗ ಸಮಯ 12:30. ಈಗ ಕೆಲವು ಜಾಹೀರಾತುಗಳು.
1: 10 ಲಕ್ಷ ಲಾಟ್ರಿ ನನ್ಗೆ
2: ಸಿಕ್ಕಿಬಿದ್ರು. ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಶುರು ಮಾಡೋಣ ಇನ್ವೆಸ್ಟಿಂಗ್.

0: ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: ಮಚ್ಚ ಒಂದು ವಿಷಯ ಹೇಳ್ತೀನಿ ಕೇಳು, ಯಾವ್ದಾದ್ರು ಒಂದು ವಸ್ತುವಿನ ಮೇಲೆ 15-20 ವರ್ಷ ಸಂಶೋಧನೆ ನಡೆದು ಸಾವಿರಾರು ಗಂಟೆಗಳ ಕಾಲ ಟೆಸ್ಟಿಂಗ್ ಆಗಿ ಆಟೋಮೊಬೈಲ್ ಇಂಡಸ್ಟ್ರಿ ARAI, SIAM ಮತ್ತು BSI ನಂತಹ ಸಂಸ್ಥೆಗಳು ಅದನ್ನು ಪರೀಕ್ಷಿಸಿ ಸ್ವಂತ ನೀತಿ ಆಯೋಗವೇ ಪಾಲಿಸಿ ಮಾಡಿ ದೇಶದಾದ್ಯಂತ ಹಂತ ಹಂತ

0: ವಾಗಿ ಜಾರಿ ತಂದಿದ್ದಾರೆ ಅಂದ್ರೆ
1: ಹಾಗಾದ್ರೆ ಅದು ನಂಬಿಕೆಗೆ ಅರ್ಹವಾದದ್ದು.
0: ಖಂಡಿತ E20 ಕೂಡ ಅಂತದೇ ಇಂಧನ, ವೈಜ್ಞಾನಿಕವಾಗಿ ಪರೀಕ್ಷಿತ, ಪ್ರಮಾಣೀಕೃತ ಮತ್ತು ಸುರಕ್ಷಿತ. ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
2: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
3: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
4: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
5: ಏಕೆಂದರೆ ನೀರು ಜೀವಜಲ.
3: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಶ್ರೇಯಾ ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತ್ಯಾ? ಬರ್ತೀನಿ ಇರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ನಮ್ ದೇವರ್ ಸತ್ಯ, ನನಗ್ ಗೊತ್ತಿಲ್ವಾ, ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀಯ ನೀನು.
3: ಬಿಡ್ ಬಿಡ್ ಬಿಡ್ ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ಐಸ್ ಕ್ರೀಮ್ ಬೇಕೇ, ಐಸ್ ಕ್ರೀಮ್ ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
6: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
7: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.
8: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
9: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
10: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
11: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
12: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
13: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಆಕಾಶವಾಣಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಹೆಣ್ಣು ಮಕ್ಕಳ ಪಿಸಿಒಡಿ ಪಿಸಿಒಎಸ್ ಸಮಸ್ಯೆಗೆ ಕಾರಣ ಹಾಗೂ ಪರಿಹಾರಗಳು ಈ ಕುರಿತು ಕಲಬುರಗಿಯ ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಸುಜಾತಾ ಸುಬೇದಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಸಂಗಮೇಶ್.
2: ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಪಿಸಿಒಡಿ ಕುರಿತಾಗಿ ಮಾಹಿತಿಯನ್ನ ಮಾಡಿಕೊಳ್ಳೋಣ. ಈ ಸಮಸ್ಯೆಗೆ ಕಾರಣ ಏನು, ಪರಿಹಾರ ಏನು, ಈ ವಿಷಯವಾಗಿ ಮಾತಾಡೋಣ. ಈ ವಿಷಯದ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಕಲಬುರಗಿಯ ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಸುಜಾತಾ ಸುಬೇದಾರ್ ಅವರಿದ್ದಾರೆ. ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
3: ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ.
2: ಮೇಡಮ್, ಆರಂಭದಲ್ಲಿ ತಿಳಿಸಿ, ಪಿಸಿಒಡಿ ಅಂದ್ರೆ ಏನು?
3: ಪಿಸಿಒಡಿ ಅಂದ್ರೆ ಇದನ್ನ ಪಾಲಿಸಿಸ್ಟಿಕ್ ಓವರಿಯನ್ ಡಿಸಾರ್ಡರ್ ಅಂತಾರೆ, ಆದ್ರೆ ಇದು ರಾಂಗ್ ಟರ್ಮ್. ನಿಜ ಅಂದ್ರೆ ಅದನ್ನ ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಅಂತ ಹೇಳ್ತಾರೆ, ಪಿಸಿಒಎಸ್. ಇದರ ಹೊಸ ವರ್ಡ್ ಇವಾಗ ಪಿಎಂಒಎಸ್, ಪಾಲಿ ಮೆಟಬಾಲಿಕ್ ಎಂಡೋಕ್ರೈನ್ ಓವರಿಯನ್ ಸಿಂಡ್ರೋಮ್. ಸಿಂಡ್ರೋಮ್ ಅಂದ್ರೆ ಇದು ಗ್ರೂಪ್ ಆಫ್ ಡಿಸೀಸಸ್. ಪಿಸಿಒಡಿ ಅಲ್ಲಿ ಸಿಸ್ಟ್ ಸಮಸ್ಯೆ ಅಷ್ಟೇ ಇರೋದಿಲ್ಲ, ಇದರ ಜೊತೆ ನಿಮ್ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಡಯಾಬಿಟಿಸ್, ಹೈಪರ್ ಟೆನ್ಷನ್, ಓವರ್ ವೇಟ್ ಅಂದ್ರೆ ತುಂಬಾ ತೂಕ ಹೆಚ್ಚಾಗೋದು, ಇದೆಲ್ಲ ಕೂಡಿ ಸಮಸ್ಯೆ ಆಗುತ್ತೆ. ಸೊ ಇದನ್ನ PMOS ಆರ್ PCOS ಅಂತ ಹೇಳ್ತಾರೆ.
2: ಅಂದ್ರೆ ಸರಿಯಾದ ಟರ್ಮ್ PMOS ಅಂತೀರಾ?
3: PMOS.
2: ಮೇಡಮ್, ಈಗ ಇತ್ತೀಚಿನ ದಿನಗಳಲ್ಲಿ ಇದು ಹೆಚ್ಚಾಗಿ ಕಂಡು ಬರ್ತಾ ಇದೆ, ಪ್ರಮುಖವಾಗಿ ಕಂಡು ಬರಲಿಕ್ಕೆ ಕಾರಣ ಏನು?
3: ಈ ಸಮಸ್ಯೆ ಮೊದಲು ಇತ್ತು, ಈ ಸಮಯದಲ್ಲಿ ಇದು ಜಾಸ್ತಿ ಆಗೋ ಕಾರಣ ನಮ್ ಲೈಫ್ ಸ್ಟೈಲ್. ಮೇನ್ಲಿ ಅತಿಯಾಗಿ ಹೊರಗಡೆ ಊಟ ಮಾಡೋದು, ತುಂಬಾ ಕೊಬ್ಬಿನ ಅಂಶ, ಲೈಫ್ ಸ್ಟೈಲ್ ಚೇಂಜಸ್, ನಿದ್ರೆ ಕಡಿಮೆ ಆಗೋದು, ನಿದ್ರೆ ಟೈಮ್ ಹೆಚ್ಚು ಕಡಿಮೆ ಆಗೋದು, ಕುಂತಲೇ ಕೂತು ಕೆಲಸ ಮಾಡೋದು, ವ್ಯಾಯಾಮ ಚಟುವಟಿಕೆ ಕಡಿಮೆ ಇರೋದ್ರಿಂದ ಇವಾಗಿನ ಜನರೇಷನ್ ಅಲ್ಲಿ ಇದು ಜಾಸ್ತಿಯಾಗಿ ಕಾಣಿಸ್ಕೊಳ್ತಾ ಇದೆ.
2: ಕಾರಣಗಳ ಬಗ್ಗೆ ತಿಳಿಸಿದ್ರಿ. ಈಗ ಒಬ್ಬ ಮಹಿಳೆ ಈ ಪಿಸಿಒಎಸ್ ಅಥವಾ ಪಿಸಿಒಡಿ ಅಥವಾ ಇವಾಗ ಪಿಎಂಒಎಸ್ ಅಂತ ತಾವು ಹೇಳಿದ್ರಿ, ಇದರಿಂದ ಬಳಲ್ತಾ ಇದ್ದಾರೆ ಅಂದ್ರೆ ಯಾವ ಲಕ್ಷಣಗಳು ಅವರಲ್ಲಿ ಕಾಣಿಸ್ಕೊಳ್ಳುತ್ತೆ?
3: ಸೊ ಇದರಲ್ಲಿ ಫಸ್ಟ್ ಮೇನ್ ಸಿಂಪ್ಟಮ್ ಅಂದ್ರೆ ನಿಮ್ ಮುಟ್ಟು ಡಿಲೇ ಆಗೋದು, ಎವ್ರಿ 1.5 ಮಂತ್ಗೆ, 2 ಮಂತ್ಸ್ಗೊಮ್ಮೆ, 3 ಮಂತ್ಸ್ಗೊಮ್ಮೆ, ಅವ್ರ ಬರ್ದೇನೂ ಇರ್ಬೋದು. ಇದು ಒಂದ್ ಲಕ್ಷಣ. ಅನದರ್ ಲಕ್ಷಣ ಅಂದ್ರೆ ಮುಖದಲ್ಲಿ ಮೊಡವೆ, ಪಿಂಪಲ್ಸ್, ಆಕ್ನೆ, ಸಿವಿಯರ್ ಆಗಿ ಹೇರ್ ಲಾಸ್, ತುಂಬಾ ಸ್ಕಿನ್ ಸ್ಕ್ಯಾಲ್ಪ್ ಕಾಣಿಸ್ಕೊಳ್ಳೋದು, ಆಮೇಲೆ ಕತ್ತಲ್ಲಿ ಕಪ್ಪಾಗಿ ಕಾಣಿಸ್ಕೊಳ್ಳೋದು, ಇದನ್ನ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳಿ, ಆಮೇಲೆ ತುಂಬಾ ವೇಟ್ ಗೇನ್ ಆಗೋದು, ಇದೆಲ್ಲ ಲಕ್ಷಣಗಳು.
2: ಇದೆಲ್ಲ ಲಕ್ಷಣಗಳಂತ ಹೇಳಿದ್ರಿ. ಸಾಮಾನ್ಯವಾಗಿ ಯಾವ ವಯಸ್ಸಿನ ಮಹಿಳೆಯರಲ್ಲಿ ಇದು ಕಂಡು ಬರುತ್ತೆ ಮೇಡಮ್?
3: ಇದು ಸಾಮಾನ್ಯವಾಗಿ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್, ಅಂದ್ರೆ ಆಫ್ಟರ್ ಪ್ಯುಬರ್ಟಿ, ಮೆನಾರ್ಕೆ ಮುಟ್ಟು ಸ್ಟಾರ್ಟ್ ಆದಾಗಿಂದ 45 ಇಯರ್ಸ್ ಏಜ್ ಗ್ರೂಪ್ ಅವ್ರಿಗೂ ಕಾಣಿಸ್ಕೊಳ್ಳುತ್ತೆ.
2: ಇದು ಈ ಸಮಸ್ಯೆಗೂ ಮತ್ತು ಹಾರ್ಮೋನ್ಗೆ ಏನಾದರೂ ರಿಲೇಷನ್ ಇದೆಯಾ?
3: ಹೌದು, ಈ ಸಮಸ್ಯೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದಾನೇ ಈ ಸಮಸ್ಯೆ ಆಗೋದು. ನಮ್ ಲೈಫ್ ಸ್ಟೈಲ್ ಇಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಈ ಸಮಸ್ಯೆ. ಮೇನ್ಲಿ ನಮ್ದು ಫಾಲಿಕಲ್ಸ್ ಅಂತ ಇರುತ್ತೆ ಅಂಡಾಶಯದಲ್ಲಿ, ಅದು ಮೆಚೂರ್ ಆಗಲ್ಲ. ಅದು ಮೆಚೂರ್ ಆಗಿಲ್ಲ ಅಂದ್ರೆ ಎಗ್ ರಿಲೀಸ್ ಆಗಲ್ಲ ಮಂತ್ಲಿ, ಅದರಿಂದ ಇದೆಲ್ಲ ಸಮಸ್ಯೆ ಆಗೋದು. ಮುಂದೆ ಪ್ರೆಗ್ನೆನ್ಸಿ ಆಗ್ಲೇ ಇರೋದು ಈ ಸಮಸ್ಯೆನೂ ಆಗ್ಬೋದು.
2: ಅಂದ್ರೆ ಇದು ಈ ಸಮಸ್ಯೆ ಅನುವಂಶಿಕವಾಗಿ ಏನಾದ್ರೂ ಬರುತ್ತಾ ತಾಯಿಯಿಂದ ಮಗಳಿಗೆ? ಈ ತರ
3: ಜೆನೆಟಿಕ್ ಕಾಸಸ್ ಇರುತ್ತೆ, ನಿಮ್ಮ ಅಕ್ಕ ಅವ್ರ ತಾಯಿಗಿದ್ರೆ ಇರಬಹುದು, ಬಟ್ ಎಲ್ಲಾರ್ಗೂ ಬರುತ್ತೆ ಅಂತ ಹೇಳಕ್ಕಾಗಲ್ಲ.
2: ನೀವಾಗ್ಲೇ ಹೇಳಿದ್ರಿ ಅತಿಯಾದ ತೂಕಗನು ಒಂದು ಕಾರಣ ಅಂತ. ಈಗ ಅತಿಯಾದ ತೂಕ ಇರೋರು ಎಲ್ರಿಗೂ ಈ ಸಮಸ್ಯೆ ಇದ್ದೇ ಇರುತ್ತೆ ಅಂತ ಹೇಳ್ಬೋದಾ?
3: ಅತಿಯಾದ ತೂಕ ಎಲ್ಲರಿಗೂ ಇಲ್ಲ, ಬಟ್ ಇಟ್ ಈಸ್ ಅ ರಿಸ್ಕ್ ಫ್ಯಾಕ್ಟರ್. ತುಂಬಾ 75% to 80% ಪೀಪಲ್ ಅದು ವೇಟ್ ಕಡಿಮೆ ಮಾಡ್ಕೊಂಡಿಲ್ಲ ಅಂದ್ರೆ ಈ ಪ್ರಾಬ್ಲಮ್ ಡೆವಲಪ್ ಮಾಡೋ ಚಾನ್ಸಸ್ ಇರುತ್ತೆ.
2: ಈಗ ಕೆಲವೊಬ್ರು ತುಂಬಾ ತೆಳ್ಳಗಾಗಿ ಇರ್ತಾರೆ ಹೆಣ್ಮಕ್ಳು, ಅವರು ಈ ಸಮಸ್ಯೆಯಿಂದ ದೂರ ಇದಾರೆ ಅಂತ ಅರ್ಥನ?
3: ಇಲ್ಲ, ತೆಳ್ಳಗೆ ಇದ್ದವರಲ್ಲೂ ಈ ಸಮಸ್ಯೆ ಇರುತ್ತೆ. ಪಿಸಿಒಎಸ್ ಅಂದ್ರೆ 3 ಸಿಂಪ್ಟಮ್ಸ್, 1 ಮುಟ್ಟು ಇರೆಗ್ಯುಲರ್ ಇರೋದು, 2nd ಹಾರ್ಮೋನ್ ಆಂಡ್ರೋಜನ್ ಎಕ್ಸೆಸ್ ಅಂತ, ಇದರಿಂದ ಮೊಡವೆ ಅದು ಎಲ್ಲ ಜಾಸ್ತಿ, 3rd ಸ್ಕ್ಯಾನಿಂಗ್ ಅಲ್ಲಿ ಸಿಸ್ ಕಾಣಿಸೋದು. ಈ 3ರಲ್ಲಿ 2 ಇದ್ರೂ ಪಿಸಿಒಎಸ್ ಇರುತ್ತೆ. ಸೊ ದಪ್ಪ ಇದ್ರೆ ಅಷ್ಟೇ ಅಂತ ಎಲ್ಲ, ತೆಳ್ಳಗಿದ್ದವರಲ್ಲೂ ಇರುತ್ತೆ. ಇದನ್ನ ಲೀನ್ ಪಿಸಿಒಎಸ್ ಅಂತ ಹೇಳ್ತೀವಿ.
2: ಈಗ ತುಂಬಾ ಸರ್ತಿ ಏನಾಗುತ್ತೆ, ಈ ತರ ಸಮಸ್ಯೆ ಕಂಡು ಬಂದಾಗ ಮಹಿಳೆಯರು ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಹೋಗಲ್ಲ, ಸರಿಯಾಗಿ ಆಗ್ಬೋದು, ಇನ್ನೊಂದು 1 ತಿಂಗಳು ಅಥವಾ 1.5 ತಿಂಗಳು ವೇಟ್ ಮಾಡೋಣ ಅಂತ ಹೇಳ್ತಾರೆ. ಈ ತರ ಡಿಲೇ ಮಾಡೋದ್ರಿಂದ ಏನಾದ್ರೂ ಸಮಸ್ಯೆ ಸಿವಿಯರ್ ಆಗುತ್ತಾ?
3: ಇದು ಸಮಸ್ಯೆ ಯೂಶಲಿ ಇನಿಷಿಯಲಿ ಇಗ್ನೋರ್ ಮಾಡ್ತಾರೆ, ಬಿಕಾಸ್ ಅಷ್ಟು ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳಲ್ಲ. ಡೇ ಬೈ ಡೇ ವೇಟ್ ಗೇನ್ ಜಾಸ್ತಿ ಆಗೋದು, ಮೊಡವೆ ಜಾಸ್ತಿ ಆಗೋದು, ಹೇರ್ ಫಾಲ್ ಜಾಸ್ತಿ ಆಗೋದು, ಈ ತರ ಆಗುತ್ತೆ. ಇದನ್ನು ಇಗ್ನೋರ್ ಮಾಡಿದ್ಮೇಲೆ ಮುಂದೆ ಪ್ರೆಗ್ನೆನ್ಸಿ ಕನ್ಸೆಪ್ಷನ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಮೋಸ್ಟ್ ಆಫ್ ದ ಪೇಷಂಟ್ಸ್ ಆ ಟೈಮಲ್ಲಿ ಹಾಸ್ಪಿಟಲ್ಗೆ ಹೋಗ್ತಾರೆ. ಈ ತರ ಸಿಂಪ್ಟಮ್ಸ್ ಮೊದಲೇನೆ ಗೊತ್ತು ಮಾಡಿಕೊಂಡು ಅದ್ರ ಟ್ರೀಟ್ಮೆಂಟ್ ತಗೊಂಡ್ರೆ ಫ್ಯೂಚರ್ ಅಲ್ಲಿ ಅದನ್ನ ಕಂಟ್ರೋಲ್ ಆಗಿ ಇಟ್ಕೋಬಹುದು.
2: ಹಾಗಾದ್ರೆ ಪಿ ಸಿ ವೈಸ್ ಅನ್ನೋದು ಒಂದು ಕಾಯಿಲೆನ ಅಥವಾ ಈ ಹಾರ್ಮೋನ್ಗಳ ಇಂಬ್ಯಾಲೆನ್ಸ್ ಅಥವಾ ಮೆಟಾಬಾಲಿಕ್ ಡಿಸಾರ್ಡರ್ ಏನಾಗಿದೆ ಮೇಡಮ್?
3: ಇದು ಪಿ ಸಿ ವೈಸ್ ಅಂದ್ರೆ ಎಲ್ಲಾ ಕೂಡಿ ಹಾರ್ಮೋನ್ಸ್ ಮೆಟಾಬಾಲಿಕ್ ಡಿಸಾರ್ಡರ್ ಎಲ್ಲಾ ಕೂಡಿ ಈ ಸಮಸ್ಯೆ ಬರುತ್ತೆ. ಇದು ಒಂದೇ ಇರುತ್ತೆ ಅಂತ ಇರಲ್ಲ, ಎಲ್ಲ ಆಡ್ ಆನ್ ಆಗಿ ಈ ಸಮಸ್ಯೆ ಶುರು ಆಗುತ್ತೆ.
2: ಈಗ ಇನ್ನೊಂದು ತಪ್ಪು ಕಲ್ಪನೆ ಏನಿದೆ ಅಂದ್ರೆ ಮಹಿಳೆಯರಲ್ಲಿ ಪಿ ಸಿ ಓಎಸ್ ಇದ್ರೆ ಪ್ರೆಗ್ನೆಂಟ್ ಆಗೋದು ಕಷ್ಟ ಅಂತ ಕಲ್ಪನೆ ಇದೆ, ಇದು ಎಷ್ಟು ಸತ್ಯ?
3: ಆ ತರ ಇಲ್ಲ, ಎಷ್ಟೋ ಜನ ಪಿ ಸಿ ಓಎಸ್ ಇದ್ದು ಪಿರಿಯಡ್ಸ್ ಇರೆಗ್ಯುಲರ್ ಇದ್ದವರು ನ್ಯಾಚುರಲಿ ಕನ್ಸೆಪ್ಷನ್ ಆಗುತ್ತೆ, ಬಟ್ ಸಿವಿಯರ್ ಪಿ ಎಸ್ ಸಿ ಓಎಸ್ ಆ ತರ ಇದ್ದರಲ್ಲಿ ಎಗ್ ರಿಲೀಸ್ ಆಗೋದ ಕಾರಣ ಕನ್ಸೆಪ್ಷನ್ ಆಗೋದಿಲ್ಲ. ಬಟ್ ವೆರಿ ಸಿಂಪಲ್ ಟ್ರೀಟ್ಮೆಂಟ್ ಲೈಕ್ ಓವ್ಯುಲೇಷನ್ ಇಂಡಕ್ಷನ್ ಅಂತ ಕೊಡ್ತಾರೆ, ಆ ಸ್ಮಾಲ್ ಟ್ರೀಟ್ಮೆಂಟ್ಸ್ ಇಂದಾನು ಬೇಗ ಕನ್ಸೆಪ್ಷನ್ ಆಗ್ಬೋದು. ಅದ್ರ ಜೊತೆ ವೇಟ್ ಲಾಸ್ ಸ್ವಲ್ಪ ಮಾಡಿಕೊಂಡು ಆಮೇಲೆ ಇನ್ಸುಲಿನ್ ಸೆನ್ಸಿಟಿವಿಟಿ ಸಲುವಾಗಿ ಮೆಟ್ಫಾರ್ಮಿನ್ ಅಂತ ಟ್ಯಾಬ್ಲೆಟ್ಸ್ ಎಲ್ಲ ಸ್ಟಾರ್ಟ್ ಮಾಡಿ, ಇದರಿಂದ ಈಸಿಯಾಗಿ ಕನ್ಸೆಪ್ಷನ್ ಆಗ್ಬೋದು.
2: ಈಗ ಇವೆರಡಕ್ಕೂ ಏನು ಡಿಫರೆನ್ಸ್ ಇಲ್ಲ ಅಂತ ಹೇಳಿದ್ರಲ್ಲ ಮೇಡಮ್, ಪಿ ಸಿ ಓಡಿ ಅಂದ್ರೆ ಒಂದೇ, ಪಿ ಸಿ ಓಎಸ್ ಅಂದ್ರೆ
3: ಪಿ ಸಿ ಓಡಿ ಇಸ್ ಜಸ್ಟ್ ಸಿಸ್ ಅಷ್ಟೇ ಇದ್ರೆ ಪಿ ಸಿ ಓಡಿ ಅಂತ ಹೇಳ್ತಾರೆ, ಬಟ್ ಪಿ ಸಿ ಓಎಸ್ ಅಂದ್ರೆ ಇದೆಲ್ಲ ಕೂಡಿ ಪಿ ಸಿ ಓಎಸ್, ಸೊ ಕರೆಕ್ಟ್ ಟರ್ಮ್ ಇಸ್ ಪಿ ಸಿ ಓಎಸ್.
2: ಓಕೆ, ಈಗ ಯಾವ ರೀತಿ ಆಹಾರ ಶೈಲಿಯನ್ನ ನಾವು ಫಾಲೋ ಮಾಡಿದ್ರೆ ಈ ಪಿ ಸಿ ಓಎಸ್ ಸಮಸ್ಯೆಯಿಂದ ಅಥವಾ ಪಿ ಸಿ ಓಡಿ ಸಮಸ್ಯೆಯಿಂದ ಪಾರಾಗಬಹುದು ಅಂತ ಹೇಳ್ತೀರಿ?
3: ಸೊ ಮೇನ್ಲಿ ಪಿ ಸಿ ಓಎಸ್ ಆಗೋದು ವೇಟ್ ಗೇನ್, ಊಟದಲ್ಲಿ ಹೆಚ್ಚು ಕಡಿಮೆ. ಸೊ ನಾವು ಹೈ ಗ್ಲೈಸಮಿಕ್ ಫುಡ್ಸ್ ಅಂತ ಇರುತ್ತೆ, ಫಾರ್ ಎಕ್ಸಾಂಪಲ್ ಪೊಟ್ಯಾಟೋ, ರೈಸ್, ಮೈದಾ, ಫ್ರೈಡ್ ಫುಡ್ಸ್, ಈ ತರ ಫುಡ್ ನ ಅವಾಯ್ಡ್ ಮಾಡಬೇಕು. ಜಾಸ್ತಿಯಾಗಿ ಮೊಳಕೆ ಕಾಳು, ಪ್ರೋಟೀನ್ ರಿಚ್ ಫುಡ್ ಅಂತ

0: ತರದ್ ಎಗ್ಸ್ ತಿನ್ಬಹುದು. ನಾನ್ ವೆಜ್ ತಿನ್ನೋರು ಫ್ರೈಡ್ ಕಿಂತ ಬಾಯ್ಲ್ಡ್ ಆರ್ ಸ್ಟೀಮ್ ನಾನ್ ವೆಜ್ ತಿನ್ಬೇಕು. ಫೈಬರ್ ರಿಚ್ ಅಂದ್ರೆ ಎವ್ರಿ ಊಟ ಜೊತೆ ನೀವು ಕುಂಬರ್, ಸೌತೆಕಾಯಿ, ಕ್ಯಾರೆಟ್ ಈ ತರ ತಿಂದ್ರೆ ಇನ್ಸುಲಿನ್ ಸೆನ್ಸಿಟಿವ್ ನ ಕಡಿಮೆ ಮಾಡುತ್ತೆ. ಹಾಗಂತ ತಿಂದೆ ಇರೋಕೆ ಆಗಲ್ಲ. ಲಿಮಿಟ್ ಅಲ್ಲಿ ವೀಕ್ಲಿ ಒನ್ಸ್ ಆತರ ನಿಮ್ಗೆ ಏನ್ ಇಷ್ಟ ಅದ ಲಿಮಿಟ್ ಅಲ್ಲಿ ತಿನ್ಬಹುದು, ಬಟ್ ಅದರ್ ಡೇಸ್ ಕಂಟ್ರೋಲ್ ಮಾಡ್ಬೇಕು ಡಯಟ್ ಅಲ್ಲಿ.
1: ಈಗ ಸಾಮಾನ್ಯವಾಗಿ ನಾವು ಕಾಂಪಿಟೇಟಿವ್ ಯುಗದಲ್ಲಿ ಇದೀವಿ, ಎಲ್ಲರೂ ಒಂಥರ ಮ್ಯಾಡ್ ರೇಸ್ ಅಲ್ಲಿ ಇದಾರೆ, ಬೇರೆ ಬೇರೆ ಜಾಬ್ ಸಲುವಾಗಿ ಆಗಿರ್ಬಹುದು. ಒಟ್ನಲ್ಲಿ ಒಂದು ಪೀಸ್ಫುಲ್ ಲೈಫ್ ಅನ್ನೋದು ತುಂಬಾ ಜನರಿಗೆ ಇಲ್ಲ, ಒತ್ತಡ ಅನ್ನೋದು ಇದ್ದೇ ಇರುತ್ತೆ. ಈ ಒತ್ತಡ ಯಾವ ರೀತಿ ಪರಿಣಾಮ ಬೀಳುತ್ತೆ ಮೇಡಮ್ ಈ PCOS ಮೇಲೆ?
0: ಒತ್ತಡ ಇಂದ ಆಬ್ವಿಯಸ್ಲಿ ನಮ್ದು ಹಾರ್ಮೋನಲ್ ಆಕ್ಸಿಸ್ ಅಂತ ಇರುತ್ತೆ, ಅದು ಏರುಪೇರು ಆಗುತ್ತೆ. ಅದರಿಂದ ಎಲ್ಲ ಬಾಡಿಯಲ್ಲಿ ಎವ್ರಿಥಿಂಗ್ ಇಂಪೇರ್ ಆಗುತ್ತೆ. ಇದರಿಂದ PCOS ಆಯ್ತು, ಡಯಾಬಿಟೀಸ್, ಹೈಪರ್ ಟೆನ್ಷನ್, ತುಂಬಾ ಡಿಫ್ರೆಂಟ್ ಕೈಂಡ್ ಆಫ್ ಡಿಸೀಸಸ್ ಡೆವಲಪ್ ಮಾಡೋ ರಿಸ್ಕ್ ಇರುತ್ತೆ. ಸೊ ಎಷ್ಟೇ ರಿಸ್ಕ್ ಇದ್ರು, ಎಷ್ಟೇ ಕಾಂಪಿಟೇಷನ್ ಇದ್ರು, ಎಷ್ಟೇ ಸ್ಟ್ರೆಸ್ ಇದ್ರು, ನಾವು ನಮ್ಮ ಸ್ಟ್ರೆಸ್ ರಿಲೀಫ್ ಮಾಡೋಕೆ ನಮ್ದು ಡಯಟ್ ಆಯ್ತು, ಎಕ್ಸಸೈಸ್ ಆಯ್ತು, ಯೋಗ, ಮೆಡಿಟೇಷನ್, ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಇದೆಲ್ಲ ಮಾಡ್ತಾ ಇರಬೇಕು ಆದಷ್ಟು.
1: ನಿಯಮಿತವಾಗಿ ತೂಕ ಕಮ್ಮಿ ಮಾಡೋದ್ರಿಂದ ಈ ಲಕ್ಷಣಗಳು ಕಮ್ಮಿ ಆಗೋ ಸಾಧ್ಯತೆ ಇದೆಯಾ?
0: ಹೌದು, ಮೇನ್ಲಿ ದಪ್ಪ ಆಗಿರೋರು, ಒಬೆಸಿಟಿ ಅಂತ ಹೇಳ್ತೀವಿ, ಓವರ್ ವೇಟ್ ಅಂದ್ರೆ ನಿಮ್ BMI ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ ನಿಮ್ ಹೈಟ್ ಮತ್ತೆ ವೇಟ್ ಗೆ, ಅದು 25 ಮೇಲೆ ಇದ್ದವರು ಅಟ್ ಲೀಸ್ಟ್ 5% ಆಫ್ ಯೋರ್ ಬಾಡಿ ವೇಟ್ ಅಂದ್ರೆ ನೀವು ಒಂದು 70 kgs ಇದ್ರೆ 3-4 kgs ಕಡಿಮೆ ಮಾಡಿದ್ರು ನಿಮ್ ಸಿಂಪ್ಟಮ್ಸ್ ಅಲ್ಲಿ ತುಂಬಾ ಡಿಫ್ರೆನ್ಸ್ ಕಾಣಿಸುತ್ತೆ.
1: ಅಂದ್ರೆ ಈ ಸಮಸ್ಯೆ ಇರೋರಿಗೆ ವೇಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತಾ?
0: ಇಗ್ನೋರ್ ಮಾಡಿದ್ರೆ ಆ ಹಾರ್ಮೋನ್ ಪ್ರಾಬ್ಲಮ್ ಆಡ್ ಆನ್ ಆಗ್ತಾ ವೇಟ್ ಜಾಸ್ತಿನೇ ಆಗೋದು ಹೋಗುತ್ತೆ.
1: ಈಗ ಈ PCOS ಸಮಸ್ಯೆಗೆ ಏನಾದ್ರೂ ಕಂಪ್ಲೀಟ್ ಕ್ಯೂರ್ ಅಂತ ಇದೆಯಾ ಅಥವಾ ಹೇಗೆ ಮೇಡಮ್?
0: ಇಲ್ಲ, ಇದು ಕಂಪ್ಲೀಟ್ ಕ್ಯೂರ್ ಅಂತ ಇರಲ್ಲ, ಇದನ್ನ ಕಂಟ್ರೋಲ್ ಅಲ್ಲಿ ಅಷ್ಟೇ ಇಡಬಹುದು. ಕ್ಯೂರ್ ಗೆ ಆ ಟ್ರೀಟ್ಮೆಂಟ್ ಈ ಟ್ರೀಟ್ಮೆಂಟ್ ಅಂತ ಸುಮ್ನೆ ಹೇಳ್ತಿರ್ತಾರೆ, ಬಟ್ ಇಟ್ ಇಸ್ ಅನ್ಕ್ಯೂರೇಬಲ್ ಡಿಸೀಸ್.
1: ಈಗ ತುಂಬಾ ಜನರು ಏನ್ ಮಾಡ್ತಾರೆ, ಓವರ್ ದಿ ಕೌಂಟರ್ ಮೆಡಿಸಿನ್ ಗಳನ್ನ ತಗೋತಾರೆ ಅಥವಾ ಹರ್ಬಲ್ ಸಪ್ಲಿಮೆಂಟ್ಸ್ ಗಳನ್ನ ತಗೋತಾರೆ, ಅದು ಎಷ್ಟು ಸೂಕ್ತ ಅಂತ ಹೇಳ್ತೀರಾ?
0: ಅದೆಲ್ಲ ಸ್ಟಡೀಸ್ ಏನು ಪ್ರೂವನ್ ಇಲ್ಲ. ಸೊ ಮೇನ್ಲಿ ಅದು ಎಲ್ಲ ಎಕ್ಸ್ಟ್ರಾ ಏನೋ 1% ಅಷ್ಟೇ ಹೆಲ್ಪ್ ಆಗ್ಬಹುದು, ಬಟ್ ಇಟ್ಸ್ ನಾಟ್ ಅ ಪರ್ಮನೆಂಟ್ ಸೊಲ್ಯೂಷನ್.
1: ಈಗ ಡಾಕ್ಟರ್ ನ ಕನ್ಸಲ್ಟ್ ಮಾಡಿರ್ತಾರೆ, ಆರಂಭದಲ್ಲಿ ಕೆಲವೊಂದು ಮೆಡಿಸಿನ್ ತಗೋತಾರೆ, ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಅನ್ಸುತ್ತೆ, ನಂತರ ಮೆಡಿಸಿನ್ ಗಳನ್ನ ಸ್ಟಾಪ್ ಮಾಡ್ತಾರೆ, ಇವ್ರಿಗೆ ಏನಾದರೂ ಎಫೆಕ್ಟ್ಸ್ ಆಗೋ ಸಾಧ್ಯತೆ ಇದೆಯಾ?
0: ಆತರ ಸ್ಟಾಪ್ ಮಾಡಿದ್ರೆ ಮತ್ತೆ ನಿಮ್ ಪ್ರಾಬ್ಲಮ್ ರಿವರ್ಸ್ ಆಗುತ್ತೆ, ಬಟ್ ನೀವು ಕೊಡೋ ಮೆಡಿಸಿನ್ಸ್ ಜೊತೆಗೆ ನಿಮ್ ಲೈಫ್ ಸ್ಟೈಲ್, ಡಯಟ್, ಎಕ್ಸಸೈಸ್ ಜೊತೆ ಎಲ್ಲ ಮಿಕ್ಸ್ ಮಾಡಿದ್ರೆ ಎರಡು ಕೂಡಿ ಎಫೆಕ್ಟ್ ಜಾಸ್ತಿ ಇರುತ್ತೆ. ಅದು ಬಿಟ್ಮೇಲೆ ಮತ್ತೆ ನೀವು ಅದೇ ಏನ್ ತಿಂತಿದ್ರ ಅದೇ ತಿಂದ್ರು, ಏನು ಎಕ್ಸಸೈಸ್ ಮಾಡ್ಲಿಲ್ಲ ಅಂದ್ರೆ ಮತ್ತೆ ಅದು ಸಮಸ್ಯೆ ಹಾಗೆ ಕಾಣಿಸಕ್ ಸ್ಟಾರ್ಟ್ ಆಗುತ್ತೆ.
1: ಮೇಡಮ್, ಆಗ್ಲೇ ನೀವು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಮೆನ್ಷನ್ ಮಾಡಿದ್ರಿ, ಇದಕ್ಕೂ ಮತ್ತೆ PCOS ಏನ್ ಸಂಬಂಧ ಇದೆ?
0: ಇನ್ಸುಲಿನ್ ರೆಸಿಸ್ಟೆನ್ಸ್ ಆದ್ರಿಂದ ಬಾಡಿಯಲ್ಲಿ ಈಸ್ಟ್ರೋಜನ್ ಅಂತ ಹಾರ್ಮೋನ್ ಅದೆಲ್ಲ ಜಾಸ್ತಿ ಆಗುತ್ತೆ, ಅದರಿಂದ ಮೇನ್ಲಿ ವೇಟ್ ಗೇನ್ ಆಗಿ ಈಸ್ಟ್ರೋಜನ್ ಎಕ್ಸಸ್ ಆಗಿ ಈ ತರ ಆಗುತ್ತೆ.
1: ಅಂದ್ರೆ ಇವ್ರಿಗೆ ಏನಾದ್ರು ಡಯಾಬಿಟೀಸ್ ಅಥವಾ ಹೈಪರ್ ಟೆನ್ಷನ್ ಈ ತರ ಸಮಸ್ಯೆಗಳು ಬರೋ ಸಾಧ್ಯತೆ ಇದೆಯಾ?
0: PCOS ಆಸ್ ಅ ರಿಸ್ಕ್ ಫಾರ್ ಹೈಪರ್ ಟೆನ್ಷನ್, ಡಯಾಬಿಟೀಸ್ ಇನ್ ಫ್ಯೂಚರ್. ಇನ್ಸುಲಿನ್ ಸೆನ್ಸಿಟಿವಿಟಿ ಇಂಪ್ರೂವ್ ಆಗ್ಲಿಲ್ಲ ಅಂದ್ರೆ ಇದು ಮುಂದೆ ಮುಂದೆ ಹೋಗಿ ಡಯಾಬಿಟೀಸ್ ಆಗಿ ಪರ್ಮನೆಂಟ್ ಆಗಿ ಉಳ್ಕೊಳ್ಳುತ್ತೆ.
1: ಈ ಮಾತ್ರೆ ತೆಗೆದುಕೊಂಡ್ರೆ ಸಂಪೂರ್ಣವಾಗಿ ಗುಣಮುಖ ಆಗಬಹುದು ಮೇಡಮ್ PCOS?
0: ಇಲ್ಲ, ಮಾತ್ರೆಯಿಂದ ನಮ್ ಮಂತ್ಲಿ ಸೈಕಲ್ಸ್ ರೆಗ್ಯುಲರ್ ಮಾಡಬಹುದು, ಎಗ್ ರಿಲೀಸ್ ಗೆ, ಫರ್ಟಿಲಿಟಿಗೆ, ಕನ್ಸೆಪ್ಷನ್ ಗೆ ಹೆಲ್ಪ್ ಆಗುತ್ತೆ, ಬಟ್ ಇದರಿಂದ ಸಂಪೂರ್ಣ ಗುಣ ಆಗೋದು ಇಲ್ಲ.
1: ಈ ಸಾಮಾನ್ಯವಾಗಿ ಈ 16 ವಯಸ್ಸಲ್ಲಿ ಮುಟ್ಟು ಆರಂಭವಾದ ತಕ್ಷಣ ಅದು ಸ್ವಲ್ಪ ಸೈಕಲ್ ಇರ್ರೆಗ್ಯುಲರ್ ಆಗಿ ಇರುತ್ತೆ ಅಂತ ಹೇಳ್ತಾರೆ, ಇದು ಸತ್ಯನಾ?
0: ಎಸ್, ಇನಿಷಿಯಲಿ ಮುಟ್ ಸ್ಟಾರ್ಟ್ ಆದ್ಮೇಲೆ ಫಸ್ಟ್ ಇಯರ್ ತುಂಬಾ ಇಂಪೇರ್ ಆಗುತ್ತೆ, ನಮ್ಮ ಹಾರ್ಮೋನಲ್ ಆಕ್ಸಿಸ್ ಮೆಚೂರ್ ಆಗಕ್ಕೆ ಟೈಮ್ ತಗೊಳುತ್ತೆ. ಸೊ ಫಸ್ಟ್ 1-3 ಇಯರ್ಸ್ ಅಲ್ಲಿ ಇರ್ರೆಗ್ಯುಲರ್ ಇರುತ್ತೆ, ಬಟ್ ಅಗೇನ್ ಅದ್ರ ಜೊತೆ ನಿಮ್ಗೆ ಇದು ಬೇರೆ ಲಕ್ಷಣಗಳು ಜಾಸ್ತಿ ಇತ್ತು, ಆಕ್ನೆ, ಹೇರ್ ಲಾಸ್, ಸಿವಿಯರ್ ಇತ್ತು, ಇದು ಇನ್ಸುಲಿನ್ ಕುತ್ತಿಗೆ ಸುತ್ತ ಕಪ್ಪಾಗೋದು ಅದೆಲ್ಲ ಸ್ಟಾರ್ಟ್ ಆಯ್ತು ಅಂದ್ರೆ ಮತ್ತೆ ಈ ತರ ಯು ಆರ್ ಎಟ್ ರಿಸ್ಕ್ ಫಾರ್ PCOS ಅಂತ ತೋರಿಸ್ಕೊಳ್ಬೇಕು.
1: ಹಾಗಾದ್ರೆ 1 ವರ್ಷ ಈ ನೀವು ಹೇಳಿರೋ ಲಕ್ಷಣಗಳಿದ್ರೆ ಮಾತ್ರ ಟ್ರೀಟ್ಮೆಂಟ್ ತಗೋಬೇಕು, ಇಲ್ಲಾಂದ್ರೆ ಅದು ನಾರ್ಮಲ್
0: ಆ ತರ ಇದ್ರೆ, ಆರ್ 3-4 months ಪೀರಿಯಡ್ಸ್ ಬರದೇ ಇದ್ರೆ ಅವಾಗ ತೋರಿಸ್ಬೇಕು, ಇಲ್ಲ 45-35 days ಇರ್ರೆಗ್ಯುಲರಿಟಿ ಕಾಣಿಸ್ಕೊಳತ್ತೆ.
1: ಹಾಗಾದ್ರೆ ಈ PCOS ಮತ್ತೆ ಈ ಮಕ್ಕಳ ಆಗದೆ ಇರೋದಕ್ಕೂ ಏನ್ ಸಂಬಂಧ ಇಲ್ಲ ಅಂತ ಹೇಳ್ತೀರಾ?
0: ಇಲ್ಲ, ಸಂಬಂಧ ಇದೆ. ಮೇನ್ಲಿ PCOS ಅಲ್ಲಿ ಎಗ್ ಮೆಚುರಿಟಿ ಆಗಿರಲ್ಲ, ಎಗ್ ರಿಲೀಸ್ ಆಗಿರಲ್ಲ. ಸೊ ಎಗ್ ರಿಲೀಸ್ ಆಗಿಲ್ಲ ಅಂದ್ರೆ ಕನ್ಸೆಪ್ಷನ್ ಆಗಲ್ಲ, ಬಟ್ ಸ್ವಲ್ಪ ಜನರಲ್ಲಿ ನಾರ್ಮಲಿನೂ ಕನ್ಸೀವ್ ಆಗ್ತಾರೆ, ಆರ್ ವಿತ್ ಮೈನರ್ ಟ್ರೀಟ್ಮೆಂಟ್ ಕನ್ಸೀವ್ ಆಗ್ತಾರೆ. ಸೊ 50% ಪೀಪಲ್ ನಾರ್ಮಲಿನೂ ಕನ್ಸೀವ್ ಆಗ ಚಾನ್ಸಸ್ ಇರುತ್ತೆ.
1: ಕೆಲವೊಬ್ರು ಏನ್ ಅನ್ಕೊಂಡಿದ್ದಾರೆ, PCOS ಮದುವೆ ಆದ ನಂತರ ನಾರ್ಮಲ್ ಆಗಿ ಗುಣಮುಖ ಆಗ್ಬಿಡುತ್ತೆ ಅಂತ ಅನ್ಕೊಂಡಿದ್ದಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ?
0: ಅದಕ್ಕೂ ಮದ್ವೆಗೂ ಏನು ಸಂಬಂಧ ಇಲ್ಲ, PCOS ಇಸ್ ನಾಟ್ ರಿಲೇಟೆಡ್. ಎಲ್ಲರಿಗೂ ಮದ್ವೆ ಆದ್ರೂ ಆಗಿಲ್ದಿದ್ರು ಅದು ಎಷ್ಟು ಇರಬೇಕು ಹಾಗೆ ಇರುತ್ತೆ.
1: ಈಗ ನೀವೇನಾದ್ರೂ ಸಲಹೆ ಕೊಡೋದಾದ್ರೆ, PCOS ಇರುವಂತ ಮಹಿಳೆಯರು ದಿನನಿತ್ಯ ಒಂದು 5 ರಿಚುವಲ್ಸ್ ಅಂತ ಫಾಲೋ ಮಾಡೋದಾದ್ರೆ ಏನು?

0: ಮಾಡಬೇಕು?
1: ಸೊ ಪಿ ಸಿ ಎಸ್ ಅಂತ ಫಸ್ಟ್ ಆಗಿ ನೀವು ಸ್ಟ್ರೆಸ್ ತಗೊಳ್ಬಾರ್ದು. ಇಟ್ ಈಸ್ ಅ ವೆರಿ ಕಾಮನ್ ಥಿಂಗ್, ಎಲ್ಲರಲ್ಲೂ ಇರುತ್ತೆ. ಸೊ ಫಸ್ಟ್ ಮಾರ್ನಿಂಗ್ ವೇಕಪ್ ಟೈಮಿಂಗ್ ಯೂಶ್ವಲಿ ರೆಗ್ಯುಲರ್ ಆಗಿರ್ಬೇಕು. ದಿನಾಲು 10 ಗಂಟೆ 11 ಗಂಟೆ 12 ಗಂಟೆ ಎದ್ದೇಳೋದು, ಈ ಥರ ಮೇನ್ಲಿ ಫಸ್ಟ್ ನಿದ್ರೆ ಟೈಮಿಂಗ್ ಕರೆಕ್ಟ್ ಆಗಿ ಇಟ್ಕೊಳ್ಬೇಕು. ಡೈಲಿ 7 to 8 hours ಆಫ್ ಸ್ಲೀಪ್ ಆದಷ್ಟು ತಗೊಳ್ಬೇಕು. ನೆಕ್ಸ್ಟ್ ಎದ್ದ ತಕ್ಷಣ ನೀವು ವ್ಯಾಯಾಮ ಮಾಡಬೇಕು. ಅಟ್ಲೀಸ್ಟ್ 30 to 45 minutes ಆಫ್ ಎನಿ ಏರೋಬಿಕ್ ಆಕ್ಟಿವಿಟೀಸ್ ಲೈಕ್ ವಾಕಿಂಗ್, ರನ್ನಿಂಗ್, ಸ್ಕಿಪ್ಪಿಂಗ್ ಮಾಡ್ಬೋದು, ಆರ್ ಸ್ವಿಮ್ಮಿಂಗ್ ಮಾಡ್ಬೋದು, ಆರ್ ಯೋಗ, ಮೆಡಿಟೇಷನ್. ನೀವು ಸ್ವಲ್ಪ ಸ್ವೆಟ್ ಆಗಿ ಚೆನ್ನಾಗಿ ಟಯರ್ಡ್ ಆಗಬೇಕು. ಆ ಥರ ವೇಟ್ ಲಾಸ್ 1-3 to 4% ಆಗಬೇಕು. ನೆಕ್ಸ್ಟ್ ಥರ್ಡ್ ಇಸ್ ಫುಡ್. ಫುಡ್ಡಲ್ಲಿ ನೀವು ಅದೇ ಸೇಮ್ ರೈಸ್ನ ಕಡಿಮೆ ಮಾಡಬೇಕು. ಈಟ್ ರೊಟ್ಟಿ, ಪಲ್ಯ, ಕಾಳು, ಫೈಬರ್ ರಿಚ್ ಫುಡ್. ಆಮೇಲೆ ಫೋರ್ತ್ ಇಸ್ ಹೊರಗಡೆ ಹೋದಾಗ ಎಕ್ಸಸ್ ಆಗಿ ಜಂಕ್ ಫುಡ್ ತಿನ್ನೋದು, ಪಿಜ್ಜಾ, ಕೋಕ್, ಇದು ಕ್ಯಾನ್ಡ್ ಫ್ರೂಟ್ಸ್, ಜ್ಯೂಸಸ್ ಕಡಿಮೆ ಮಾಡಬೇಕು. ಫ್ರೆಶ್ ಫ್ರೂಟ್ಸ್ ತಿನ್ಬೋದು, ಸ್ಯಾಲಡ್ಸ್ ತಿನ್ಬೋದು, ಈ ಥರ ಮಾಡಬೇಕು. ಆ್ಯಂಡ್ ಫಿಫ್ತ್ ಇಸ್ ಅದೇ ಸ್ಟ್ರೆಸ್ ರಿಡಕ್ಷನ್. ನಿಮ್ಗೆ ಎಷ್ಟೇ ಕಾಂಪಿಟೇಷನ್ ಇರಲಿ, ಎಷ್ಟೇ ಸ್ಟ್ರೆಸ್ ಇರಲಿ, ಡೈಲಿ ಅದನ್ನ ಜಾಸ್ತಿ ತಲೆಗೆ ತಗೊಳ್ಬಾರ್ದು. ನಿಮ್ದು ಎಷ್ಟಿರುತ್ತೆ ಅಷ್ಟು ಮಾಡಿ, ಯೋಗ ಮೆಡಿಟೇಷನ್ ಮಾಡಿ, ರಿಲ್ಯಾಕ್ಸ್ ಆಗಿ ಕರೆಕ್ಟ್ ಟೈಮ್ಗೆ ಮಲ್ಕೋಕು.
0: ಮೇಡಮ್, ಇನ್ನೊಂದು, ಈಗ ನೀವು ಲಕ್ಷಣಗಳ ಬಗ್ಗೆ ಹೇಳಿದ್ರಿ, ಈ ಎಲ್ಲ ಲಕ್ಷಣಗಳು ಕಂಡು ಬಂದ್ರೆ ಪಿ ಸಿ ಓ ಎಸ್ ಅಥವಾ ಪಿ ಸಿ ಓಡಿ ಇರಬಹುದು ಅಂತ. ಈ ಲಕ್ಷಣಗಳು ಇರದೇ ಇದ್ರೂ ಕೂಡ ಪಿ ಸಿ ಓ ಎಸ್ ಇರುತ್ತಾ?
1: ಇಲ್ಲ, ಅಟ್ ಲೀಸ್ಟ್ 2 ಇರಬೇಕು. ನಿಮ್ಗೆ ಮುಟ್ಟು ಇರೆಗ್ಯುಲರ್ ಇರಬೇಕು, ಆರ್ ಇದು ಹೈಪರ್ ಆಂಡ್ರೋಜನ್ ಎಕ್ಸಸ್ ಸೈನ್ಸ್ ಲೈಕ್ ಅತಿಯಾದ ಕೂದಲು ಮುಖದ ಮೇಲೆ ಮೊಡವೆ, ಆಕ್ನೆ, ಹೇರ್ ಲಾಸ್, ಇವೆರಡು ಇರಬೇಕು. ಇವೆರಡರಲ್ಲಿ ಒಂದಿದ್ದು ವಿತ್ ಸಿಸ್ ಇತ್ತು ಸ್ಕ್ಯಾನಿಂಗ್ ಅಲ್ಲಿ ಅಂದ್ರೂ ಪಿ ಸಿ ಎಸ್.
0: ಏನೆಲ್ಲ ಪರೀಕ್ಷೆಗಳನ್ನು ಸಾಮಾನ್ಯವಾಗಿ ಮಾಡ್ತಾರೆ ಮೇಡಮ್ ಇದು ಪಿ ಸಿ ಎಸ್ ಪತ್ತೆ ಹಚ್ಚಲಿಕ್ಕೆ?
1: ಪಿ ಸಿ ಎಸ್ ಪತ್ತೆ ಹಚ್ಚಲಿಕ್ಕೆ ಫಸ್ಟ್ ಹಾರ್ಮೋನಲ್ ಟೆಸ್ಟ್ ಮಾಡ್ತಾರೆ, ಅದರಲ್ಲಿ ಆಂಡ್ರೋಜನ್ಸ್ ಅಂತ. ಇದು ಆಂಡ್ರೋಜನ್ಸ್ ಮೇನ್ಲಿ ಮೇಲ್ಸ್ ಅಲ್ಲಿ, ಗಂಡ್ ಮಕ್ಕಳಲ್ಲಿ ಜಾಸ್ತಿ ಇರುತ್ತೆ, ಬಟ್ ಪಿ ಸಿ ಎಸ್ ಅಲ್ಲಿ ಇದು ಹೆಣ್ ಮಕ್ಕಳಲ್ಲಿ ಜಾಸ್ತಿ ಆಗುತ್ತೆ. ಇದರಿಂದಾನೇ ನಿಮ್ಗೆ ಇದೆಲ್ಲ ಎಗ್ ರಿಲೀಸ್ ಆಗಲ್ಲ, ಇದೆಲ್ಲ ಆಕ್ನೆ ಇದೆಲ್ಲ ಆಗುತ್ತೆ. ಸೊ ಟೆಸ್ಟೋಸ್ಟಿರೋನ್ ಅಂತ ಮಾಡ್ತಾರೆ. ಅದು ಬಿಟ್ಟು ಹಾರ್ಮೋನ್ಸ್ ಲೈಕ್ FSH, LH ಅಂತ ಮಾಡ್ತಾರೆ. ಅಂಡ್ ಇದು ಮುಟ್ಟಿ ಇರೆಗ್ಯುಲರ್ ಆಗಕ್ಕೆ ಪಿ ಸಿ ಎಸ್ ಒಂದೇ ಸಮಸ್ಯೆ ಅಲ್ಲ, ಎಷ್ಟೋ ಜನರಲ್ಲಿ ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಪ್ರೊಲಾಕ್ಟಿನ್ ಪ್ರಾಬ್ಲಮ್ ಇರ್ಬೋದು. ಸೊ ಈ ಬ್ಲಡ್ ಟೆಸ್ಟು ಮಾಡಿಸ್ತೀವಿ, ಇದ್ರ ಜೊತೆ ಶುಗರ್ಸ್ ಟೆಸ್ಟು ಮಾಡಿಸ್ತೀವಿ, ಇನ್ಸುಲಿನ್ ಸೆನ್ಸಿಟಿವಿಟಿ ರೆಸಿಸ್ಟೆನ್ಸ್ ಸಲುವಾಗಿ, ಆರ್ ಡಯಾಬಿಟೀಸ್ ಆ ಥರ ಗೊತ್ತು ಮಾಡ್ಕೊಳ್ಳಿ, ಅದ್ರ ಜೊತೆ ಬಿ ಪಿ, ವೇಟ್ ಅದೆಲ್ಲ ನೋಡಿ.
0: ಮೇಡಮ್, ಇನ್ನೊಂದ್ಸರ್ತಿ ಹೇಳಿ, ಥೈರಾಯ್ಡ್ಗೂ ಪಿ ಸಿ ಎಸ್ಗೆ ಏನು ಸಂಬಂಧ ಇದೆಯಾ?
1: ಇಲ್ಲ, ಥೈರಾಯ್ಡ್ಗೂ ಪಿ ಸಿ ಎಸ್ಗೂ ಸಮಸ್ಯೆ ಇಲ್ಲ. ಮೆನ್ಸ್ಟ್ರಲ್ ಇರೆಗ್ಯುಲಾರಿಟೀಸ್ ಅಂದರೆ ಮುಟ್ಟು ಡಿಲೇ ಆಗೋದಕ್ಕೆ ಒನ್ ಆಫ್ ದ ಕಾರಣ ಇಸ್ ಥೈರಾಯ್ಡ್.
0: ಓಕೆ,
1: ಸೊ ಅದು ಇದ್ರೆ ಅದು ಟ್ರೀಟ್ಮೆಂಟ್ ತಗೊಂಡ್ರೆ ಪಿ ಸಿ ಓ ಎಸ್ ಅಂತ.
0: ಓಕೆ ಓಕೆ, ಈ ಪಿ ಸಿ ಓ ಎಸ್ ಇರೋ ಹೆಣ್ಮಕ್ಳಿಗೆ ಕೆಲವೊಂದ್ ಸರ್ತಿ ಈ ಮೆಂಟಲ್ ಸ್ಟ್ರೆಸ್ ಡೆವಲಪ್ ಆಗೋ ಸಾಧ್ಯತೆ ಇದೆಯಾ? ಮಾನಸಿಕ ಆರೋಗ್ಯ ಕೆಡೋ ಸಾಧ್ಯತೆ ಇದೆಯಾ?
1: ಆಬ್ವಿಯಸ್ಲಿ ಪಿ ಸಿ ಓ ಎಸ್ ಅಂದ ತಕ್ಷಣ ಎಲ್ಲರೂ ಹೆದರ್ಸಕ್ ಸ್ಟಾರ್ಟ್ ಮಾಡ್ತಾರೆ, ನಿಮ್ ಮಕ್ಕಳಾಗಲ್ಲ ಅಂತ. ಆಮೇಲೆ ಅವ್ರು ಆಕ್ನೆ ಆಗೋದ್ರಿಂದ, ಹೇರ್ ಲಾಸ್ ಆಗೋದ್ರಿಂದ ಅವರು ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಅದು ಎಕ್ಸ್ಟ್ರಾ ಸ್ಟ್ರೆಸ್ ತಗೊಂತಾರೆ. ತುಂಬಾ ಜನ ಹೇಳೋದು, ಸ್ಟ್ರೆಸ್ ಕೊಡೋದು ಜಾಸ್ತಿ ಆಗುತ್ತೆ, ಅದರಿಂದ ಎಕ್ಸ್ಟ್ರಾ ಸ್ಟ್ರೆಸ್ ಆಗಿ ಇನ್ನೂ ಅದು ಪ್ರಾಬ್ಲಮ್ ವರ್ಸ್ ಆಗ್ಬೋದು.
0: ಇದನ್ನ ಹೆಂಗೆ ನಾವು ಬ್ಯಾಲೆನ್ಸ್ ಮಾಡ್ಬೇಕು ಮೇಡಮ್?
1: ಅದೇ, ನಿಮ್ ಡಾಕ್ಟರ್ಗೆ ಮಾತಾಡ್ಬೇಕು, ಇದರಿಂದ ಏನ್ ಪ್ರಾಬ್ಲಮ್ ಆಗ್ಬೋದು, ಏನ್ ಪ್ರಾಬ್ಲಮ್ ಆಗಲ್ಲ ಅಂತ ಕ್ಲಿಯರ್ ಆಗಿ ಡೌಟ್ಸ್ ಕ್ಲಿಯರ್ ಮಾಡ್ಬೇಕು. ಫ್ಯಾಮಿಲಿಗೂ ಎಜುಕೇಟ್ ಮಾಡ್ಬೇಕು, ಎವ್ರಿಬಡಿ ಶುಡ್ ನೋ ಈ ಪ್ರಾಬ್ಲಮ್ ಬಗ್ಗೆ. ಇದು ಏನ್ ದೊಡ್ಡ ಸಮಸ್ಯೆ ಅಲ್ಲ, ಇದೇನ್ ಕ್ಯಾನ್ಸರ್ ಅಲ್ಲ, ಅಷ್ಟೇ. ಇದನ್ನ ನಿಯಮಿತವಾಗಿ ಇಟ್ಕೊಂಡ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಯಾರು ಸ್ಟ್ರೆಸ್ ತಗೋಬಾರ್ದು, ಆ ಪೇಷಂಟ್ಗೆ ಸ್ಟ್ರೆಸ್ನು ಕೊಡಬಾರ್ದು.
0: ಈಗ ಕ್ಯಾನ್ಸರ್ ಅಂತ ಉಲ್ಲೇಖ ಮಾಡಿದ್ರೆ, ನೀವು ಈ ಟ್ರೀಟ್ಮೆಂಟ್ ಏನ ತಗೊಳ್ಳಿಲ್ಲ ಅಂದ್ರೆ ಕ್ಯಾನ್ಸರ್ ತನ ಹೋಗುವ ಸಾಧ್ಯತೆ ಇದೆಯಾ?
1: ಹೌದು, ಬಿಕಾಸ್ ಮೆನ್ಸ್ಟ್ರಲ್ ಮಂತ್ಲಿ ಮಂತ್ಲಿ ಪೀರಿಯಡ್ಸ್ ಬರ್ತಿರಲ್ಲ, ಸೊ ನಿಮ್ದು ಯೂಟ್ರೈನ್ ಲೈನಿಂಗ್ ದಪ್ಪ ಹಾಕೋಂತ ಹೋಗುತ್ತೆ. ಅದು ಟ್ರೀಟ್ಮೆಂಟ್ ತಗೊಂಡೇ ಇರ್ಲಿಂದ ಅದು ಮುಂದೆ ಸ್ವಲ್ಪ ಜನರಲ್ಲಿ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಅಂತ ಡೆವಲಪ್ ಆಗ್ಬೋದು. ಅಂದ್ರೆ ನಿಮ್ದು ಗರ್ಭಾಶಯದ ಲೈನಿಂಗ್ದು ಕ್ಯಾನ್ಸರ್ ಆಗೋ ಚಾನ್ಸಸ್ ಇರುತ್ತೆ ಇನ್ ವೆರಿ ಫ್ಯೂ ಪೀಪಲ್.
0: ಲಕ್ಷಣಗಳು ಕಂಡು ಬರುತ್ತೆ ಮೇಡಮ್?
1: ಹೆವಿ ಬ್ಲೀಡಿಂಗ್ ಆಗುತ್ತೆ, ಮೇನ್ಲಿ ಅದೇ ಸಿಂಪ್ಟಮ್.
0: ಈಗ ತುಂಬಾ ಜನರು ITL ಕೆಲಸ ಮಾಡೋರೆಲ್ಲ ನೈಟ್ ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ, ನಿಮ್ಮ ಡಾಕ್ಟರ್ ಪ್ರೊಫೆಷನಲ್ ನೈಟ್ ಶಿಫ್ಟ್ ಇದ್ದೇ ಇರುತ್ತೆ, ಆ ಥರದವರು ಹೆಲ್ದಿ ಆಗಿರ್ಬೇಕು ಅಂದ್ರೆ ಪಿ ಸಿ ಓಎಸ್ ಇಂದ ದೂರ ಇರಬೇಕಾದ್ರೆ ಏನ್ ಮಾಡ್ಬೇಕು ಮೇಡಮ್?
1: ಸೊ ಅದು ನೈಟ್ ಶಿಫ್ಟ್ಸ್ ಇದ್ದಿದ್ದು ಅದು ಅಂತೂ ಅವಾಯ್ಡ್ ಮಾಡಕ್ ಆಗಲ್ಲ. ಇದು ಬಂದ್ಬಿಟ್ಟು ಆಫ್ಟರ್ ದಟ್ ಫ್ರೀ ಟೈಮ್ ಅಲ್ಲಿ ಮೇನ್ಲಿ ಡಯಟ್ ಸ್ಟ್ರೆಸ್ ರಿಡಕ್ಷನ್ ಟೈಮ್ ಸಿಕ್ಕಾಗ ನಿದ್ರೆ ಮಾಡಬಹುದು.
0: ಈ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಗೂ ಮತ್ತೆ ಪಿ ಸಿ ಓಎಸ್ ಗೆ ಏನಾದ್ರು ಸಂಬಂಧ ಇದೆಯಾ?
1: ಕಾಂಟ್ರಾಸೆಪ್ಟಿವ್ ಪಿಲ್ಸ್ ನಿಮ್ನ ಪಿರಿಯಡ್ಸ್ ನ ರೆಗ್ಯುಲರ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಸೊ ಮಂತ್ಲಿ ಮಂತ್ಲಿ ನಿಮ್ಗೆ ಪಿರಿಯಡ್ಸ್ ಆಗುತ್ತೆ, ಸೊ ನಿಮ್ ಯೂಟ್ರೈನ್ ಲೈನಿಂಗ್ ದಪ್ಪ ಆಗೋಕೆ ಬಿಡಲ್ಲ, ಇದಷ್ಟೇ ಹೆಲ್ಪ್ ಆಗುತ್ತೆ. ಬಟ್ ನೀವು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಿದ್ರೆ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಅಡ್ವೈಸ್ ಮಾಡೋದಿಲ್ಲ. ಓವ್ಯುಲೇಷನ್ ಇಂಡಕ್ಷನ್ ಅಂತ ಡ್ರಗ್ಸ್ ಅಂತ ಕೊಡ್ತೀವಿ, ಅದು ಹೆಲ್ಪ್ ಆಗುತ್ತೆ.
0: ಯಾವ ವಯಸ್ಸಿನ ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಮತ್ತೆ ಎಲ್ಲಿವರೆಗೂ ಕಂಡು ಬರುತ್ತೆ ಮೇಡಮ್? ಇದು
1: ಇದು ಆಫ್ಟರ್ ಪ್ಯೂಬರ್ಟಿ 15 to 16 years ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಎಂಡ್ ಆಗೋದು ನಿಮ್ದು ಪೀರಿಯಡ್ಸ್ ನಿಂತ ತಕ್ಷಣ 45 to 50 years. ಸೊ ತುಂಬಾ ಜನ ಪೇಷಂಟ್ಸ್ ಬರ್ತಾರೆ.

0: ಈ ಥರ ಮೆನ್ಸ್ಟ್ರಲ್ ಇರ್ರೆಗ್ಯುಲಾರಿಟೀಸ್ ಅಂತ ಎಷ್ಟೋ ಜನ ಫಸ್ಟ್ ಸ್ಕ್ಯಾನ್ ಮಾಡ್ಕೊಂಡು ಬಂದ್ಬಿಡ್ತಾರೆ, ಅದ್ರಲ್ಲಿ ಸಿಸ್ಟ್ ಅಂತ ಬಂದ್ಬಿಡುತ್ತೆ. ಸೊ ಅವ್ರು ಪಿ ಸಿ ಓ ಡಿ ಇದೆ ಅಂತ ಅನ್ಕೊಂಡ್ಬಿಡ್ತಾರೆ, ಅದು ಸಿಸ್ಟ್ ನಾರ್ಮಲಿನು ಕಾಣಿಸ್ಕೊಳ್ಳುತ್ತೆ. ಅದ್ರ ಜೊತೆ ನಿಮ್ಗೆ ಈ ತರ ಪಿರಿಯಡ್ ಇರೆಗ್ಯುಲಾರಿಟೀಸ್ ಇದ್ದಿಲ್ಲ, ಆರ್ ಹಾರ್ಮೋನಲ್ ಇಶ್ಯೂಸ್, ಆಕ್ನಿ ಅದೇನು ಇದ್ದಿಲ್ಲ ಅಂದ್ರೆ ಇಟ್ಸ್ ಓಕೆ, ನಾರ್ಮಲ್, ತುಂಬ ಭಯ ಪಡೋದೇನಿಲ್ಲ. ಅದಕ್ಕೆ ನಾವು ಬೇರೆ ಟೆಸ್ಟ್ ಮಾಡ್ತೀವಿ, ಥೈರಾಯ್ಡ್ ಅದೆಲ್ಲ ಮಾಡ್ತೀವಿ, ಅದೆಲ್ಲ ಕಾಣಿಸ್ಕೊಂಡಿರುತ್ತೆ, ಅದ್ರ ಟ್ರೀಟ್ಮೆಂಟ್ ಆಗುತ್ತೆ. ಬಟ್ ಅದು ಸಿಸ್ ಬಂದಾಗ ಈ ತರ ಸಿಂಪ್ಟಮ್ಸ್ ಇದ್ರೆ ನಾವು ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ತೀವಿ. ಬಟ್ ತುಂಬಾ ಜನ ಓಸಿ ಪಿಲ್ಸ್ ಅದೆಲ್ಲ ತಗೊಳಕ್ಕೆ ಭಯ ಪಡ್ತಾರೆ, ಮುಂದೆ ಪ್ರೆಗ್ನೆನ್ಸಿ ಕಾನ್ಸೆಪ್ಷನ್ ಏನಾದ್ರೂ ಎಫೆಕ್ಟ್ ಆಗುತ್ತೆ ಅಂತ ಟ್ರೀಟ್ಮೆಂಟ್ ಕೊಟ್ಟರು ತಗೊಳ್ಳೋದಿಲ್ಲ. ಆ ತರ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಅದರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ. ಒನ್ಸ್ ಯೋರ್ ಪ್ಲಾನಿಂಗ್ ಪ್ರೆಗ್ನೆನ್ಸಿ ಸ್ಟಾಪ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಕನ್ಸೀವ್ ಆಗ್ಬೋದು. ಬಟ್ ಇದು ನಿಮ್ ಸಿಂಪ್ಟಮ್ಸ್ನ ಎಲ್ಲ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ತುಂಬಾ ಫೇಷಿಯಲ್ ಹೇರ್ ಇದ್ರೆ ಆ ಥರ ಇದ್ರೆ ಸ್ಕಿನ್ ಡಾಕ್ಟರ್ ಹತ್ರ ಹೋಗಿ ಅದು ಲೇಸರ್ ಆ ಥರನೂ ಮಾಡಿಸ್ಕೊಳ್ಬೋದು, ತುಂಬಾ ಆಪ್ಷನ್ಸ್ ಇರುತ್ತೆ.
1: ಮೇಡಮ್, ಈಗ ತೂಕ ಕಮ್ಮಿ ಮಾಡೋದೇ ಒಂದು ದೊಡ್ಡ ಸಮಸ್ಯೆ, ಒಂದು ದೊಡ್ಡ ಸವಾಲು. ತೂಕ ಕಮ್ಮಿ ಮಾಡ್ಕೊಳ್ಳಿಕ್ಕೆ ಒಂದು 5 ಸರಳ ವಿಧಾನಗಳನ್ನ ಹೇಳ್ರಿ, ಅಂದ್ರೆ ನಮ್ಮ ಬೇರೆ ಸೈಡ್ ಎಫೆಕ್ಟ್ ಆಗ್ಲಾರ್ದಾಗೆ ಹೆಲ್ದಿಯಾಗಿ ತೂಕ ರಿಡ್ಯೂಸ್ ಮಾಡೋದು ಹೇಗೆ?
0: ತೂಕ ಕಡಿಮೆ ಮಾಡೋಕೆ ಫಸ್ಟ್ ಆಫ್ ಆಲ್ ಡಯಟ್ ಇಂಪಾರ್ಟೆಂಟ್. ನೀವು ಎಷ್ಟೇ ವ್ಯಾಯಾಮ ಮಾಡ್ರಿ, ಎಷ್ಟೇ ಎಕ್ಸಸೈಸ್ ಮಾಡಿ, ನೀವು ಊಟದಲ್ಲಿ ಪತ್ತೆ ಮಾಡಿಲ್ಲ ಅಂದ್ರೆ ತೂಕ ಕಡಿಮೆ ಆಗಲ್ಲ. ಸೊ ನೀವು ಅವಾಯ್ಡ್ ಮಾಡ್ಬೇಕಾಗಿದ್ದ ಫುಡ್ಸ್ ರೈಸ್, ಪೊಟ್ಯಾಟೋಸ್, ಸ್ಟಾರ್ಚಿ ಐಟಮ್ಸ್, ಹೊರಗಡೆದು ಎನಿಥಿಂಗ್ ಜಂಕ್ ದಟ್ ಇಸ್ ಮೈದಾ, ಫ್ರೈಡ್ ಫುಡ್ಸ್, ಫ್ರೂಟ್ಸ್ ಅಲ್ಲಿ ನೀವು ಫ್ರೂಟ್ಸ್ ಜ್ಯೂಸಸ್ ಕುಡಿದ್ರೆ ಮತ್ತೆ ಅದು ಫೈಬರ್ ಇರಲ್ಲ, ದಟ್ ಆಲ್ಸೋ ವಿಲ್ ಎಫೆಕ್ಟ್. ನೀವು ಏನ್ ತಿನ್ಬೇಕು ಅಂದ್ರೆ ಪ್ರೋಟೀನ್, ಪ್ರೋಟೀನ್ ಅಂದ್ರೆ ವೆಜಿಟೇರಿಯನ್ಸ್ ಅಲ್ಲಿ ಆಪ್ಷನ್ಸ್ ದಾಲ್, ಕಾಳುಗಳು, ನಾನ್ ವೆಜಿಟೇರಿಯನ್ಸ್ ಅಲ್ಲಿ ಎಗ್, ಚಿಕನ್ ಅದೆಲ್ಲ. ಫೈಬರ್, ಫೈಬರ್ ಅಲ್ಲಿ ಎಲ್ಲಾ ಕಾಯಿಪಲ್ಯಗಳು, ಕಾಯಿಪಲ್ಯ, ಸೊಪ್ಪಿನ ಪಲ್ಯ, ಇದೆಲ್ಲ ಫೈಬರ್. ಫ್ರೂಟ್ಸ್ ಅಲ್ಲಿ ಫೈಬರ್ ರಿಚ್ ಅಂದ್ರೆ ಪೇರು, ಸೇಬ್ ಹಣ್ಣು, ಈ ತರ ಒಂದು ಹಾರ್ಡ್ ಆಗಿರೋ ಹಣ್ಣುಗಳು ಫೈಬರ್ ರಿಚ್. ಸೊ ಪ್ರೋಟೀನ್ ಅಂಡ್ ಫೈಬರ್ ಜಾಸ್ತಿ ತಿನ್ಬೇಕು. ಎಕ್ಸಸೈಸ್, ಡೈಲಿ ಕೆಲಸ ಮಾಡ್ತಿದ್ರೆ ಲಿಫ್ಟ್ ಯೂಸ್ ಮಾಡೋ ಬದಲು ಸ್ಟೇರ್ಸ್ ತಗೊಳ್ಬಹುದು. ಈ ತರ ಸ್ಮಾಲ್ ಸ್ಮಾಲ್ ಚೇಂಜಸ್ ಮಾಡ್ಕೊಳ್ಬೇಕು. ಮೇನ್ಲಿ ಡಿಸಿಪ್ಲಿನ್ ಇಸ್ ಇಂಪಾರ್ಟೆಂಟ್. ನೀವು ಇಲ್ಲೇ ಎಲ್ಲಾದ್ರೂ ಶಾಪ್ಗೆ ಹೋಗಿ ಹಾಲು ತರ್ಬೇಕಂದ್ರೆ ವಾಕ್ ಮಾಡಿ ಹೋಗಿ ತರ್ಬೋದು. ಈ ತರ ಚೇಂಜಸ್ ಮಾಡ್ಬೇಕು, ಮತ್ತೆ ಡೈಲಿ 30-45 ಮಿನಿಟ್ಸ್ ಎಕ್ಸಸೈಸ್ ಮಾಡಬೇಕು. ಆಮೇಲೆ ಒನ್ ಆಫ್ ದ ಕಾಸ್ ಫಾರ್ ವೇಟ್ ಗೇನ್ ಇಸ್, ಎಲ್ಲ ಮಾಡ್ತಿದ್ದೀನಿ ಆದ್ರೂ ವೇಟ್ ಕಡಿಮೆ ಆಗ್ತಿಲ್ಲ ಅಂದ್ರೆ ಸ್ಟ್ರೆಸ್. ಮೇನ್ಲಿ ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕು. ಸ್ಟ್ರೆಸ್ ಕಡಿಮೆ ಆದ್ರೆ ನಿಮ್ದು ಎಲ್ಲ ಆಲ್ಮೋಸ್ಟ್ 50% ನಾರ್ಮಲ್ ಆಗುತ್ತೆ.
1: ಕಾರ್ಯಕ್ರಮದ ಕೊನೆ ಹಂತದಲ್ಲಿ ಮೇಡಮ್, ಏನಾದರೂ ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: PCOS ಅಂದ್ರೆ ಇದು ಜೀವನ ಪೂರ್ತಿ ಸಮಸ್ಯೆ ಅಂತೆ ಅಲ್ಲ, ಇದರಿಂದ ಗರ್ಭಧಾರಣೆ ಕನ್ಸೆಪ್ಷನ್ಗೂ ಆಗೋದಿಲ್ಲ ಅಂತ ಏನೂ ಇಲ್ಲ. ಇದು ಸಾಮಾನ್ಯವಾಗಿ ನಿಯಂತ್ರಿಸಬಹುದಾದ ಒಂದು ಹಾರ್ಮೋನಲ್ ಮೆಟಬಾಲಿಕ್ ಕಂಡೀಷನ್. ಮೇನ್ ಆಗಿ ಸರಿಯಾಗಿ ಆಹಾರ, ನಿಯಮಿತ ವ್ಯಾಯಾಮ, ಉತ್ತಮ ನಿದ್ರೆ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಅಗತ್ಯವಿದ್ದಾಗ ಸೂಕ್ತ ವೈದ್ಯಕೀಯ ಚಿಕಿತ್ಸೆ, ಇದೆಲ್ಲ ತಗೊಂಡ್ರೆ ನೀವು ನಿಮ್ ಪ್ರಾಬ್ಲಮ್ನ ಕಡಿಮೆ ಮಾಡ್ಕೊಳ್ಬಹುದು.
1: ಕೇಳುವರೆ, ಇದಾಗಿತ್ತು ಆರೋಗ್ಯ ಸಂಚಿಕೆ. PCOS, PCOD ಮತ್ತು ಮೇಡಮ್ ಹೇಳಿದಾಗ ಇತ್ತೀಚೆಗೆ ಇದನ್ನ PMOS ಅಂತ ಕರೀತಿದಾರಂತೆ. ಈ ಎಲ್ಲ ಸಮಸ್ಯೆಗಳಿಗೆ ಕಾರಣ ಏನು, ಲಕ್ಷಣಗಳೇನು, ಪರಿಹಾರ ಏನು ಅಂತ ಮಾಹಿತಿಯನ್ನ ತಿಳ್ಕೊಂಡ್ರಿ. ಇದುವರೆಗೆ ನಿಮ್ಮೊಂದಿಗೆ ಈ ವಿಷಯದ ಕುರಿತಾಗಿ ಸಮಗ್ರವಾದ ಮಾಹಿತಿಯನ್ನು ಹಂಚಿಕೊಂಡವರು ಕಲಬುರಗಿಯ ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಸುಜಾತ ಸುಬೇದಾರ್ ಅವರು. ಮೇಡಮ್, ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು.
0: ಧನ್ಯವಾದ.
2: ಇದುವರೆಗೆ ಆರೋಗ್ಯ ಸಂಚಿಕೆಯಲ್ಲಿ ಹೆಣ್ಣು ಮಕ್ಕಳ PCOD, PCOS ಸಮಸ್ಯೆಗೆ ಕಾರಣ ಹಾಗೂ ಪರಿಹಾರಗಳು ಈ ಕುರಿತು ಕಲಬುರಗಿಯ ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಸುಜಾತಾ ಸುಬೇದಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಸಂಗಮೇಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

0: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
1: ಮಹಿಳೆ ಜೀವನದ ನಿರೂಪಕಿ.
2: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
3: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ
4: ಸಹನೆಗೆ ಮತ್ತೊಂದು ಹೆಸರಾದವಳೇ ಮಹಿಳೆ.

0: ಅಮ್ಮ ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
1: ಅಮ್ಮ ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ, ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
2: ನೀನ್ ಮಾಡಿದ್ದು ನೀನೇ ತಿನ್ನು.
3: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ ಆಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
4: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಕೈದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.

0: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು. ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
1: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.
2: ಅಲ್ಲೇ ನಿನ್ನ ಸಂತೋಷ ಕಾಯಕವೇ ಕೈಲಾಸ, ಅಳಲೇ ಇರಲಿ ಗೆಲುವೇ ಬರಲಿ.
0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
3: ಆಕಾಶವಾಣಿ ಪ್ರಗತಿ ಪಥ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕೃಷಿ ಉಡಾನ್ ಯೋಜನೆ ಬಗ್ಗೆ ಮಾಹಿತಿ. ಪ್ರಸ್ತುತಿ ಪ್ರದೀಪ್ ಡಿಎಂ ಹಾವಂಜೆ.
4: ಕೃಷಿ ಉಡಾನ್ ಯೋಜನೆ. ಕೃಷಿ ಉಡಾನ್ ಯೋಜನೆ ಎನ್ನುವುದು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯ, ಕೃಷಿ ಸಚಿವಾಲಯದ ಸಹಯೋಗದೊಂದಿಗೆ ಜಾರಿಗೆ ತಂದಿರುವ ಅತ್ಯಂತ ಮಹತ್ವದ ಯೋಜನೆಯಾಗಿದೆ. ಕೃಷಿ ಉತ್ಪನ್ನಗಳನ್ನು, ವಿಶೇಷವಾಗಿ ಬೇಗನೆ ಹಾಳಾಗುವ ಹಣ್ಣು, ತರಕಾರಿ, ಹಾಲು, ಮೀನು ಹಾಗೂ ಸಾವಯವ ಬೆಳೆಗಳು ಮತ್ತು ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಿಗೆ ವಿಮಾನಗಳ ಮೂಲಕ ವೇಗವಾಗಿ ತಲುಪಿಸುವುದು ಮತ್ತು ರೈತರ ಆದಾಯ ಹೆಚ್ಚಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಪ್ರಮುಖ ಉದ್ದೇಶಗಳು ಮತ್ತು ಮುಖ್ಯಾಂಶಗಳು: ಉತ್ಪನ್ನಗಳ ನಷ್ಟ ತಡೆಗಟ್ಟುವಿಕೆ, ಬೆಳೆದ ತರಕಾರಿ ಹಣ್ಣು ಹಂಪಲುಗಳು ಸಾರಿಗೆ ವಿಳಂಬದಿಂದ ಹಾಳಾಗುವುದನ್ನು ತಡೆಗಟ್ಟಲು ವಿಮಾನ ರವಾನೆಯ ಸೌಲಭ್ಯವನ್ನು ಒದಗಿಸುವುದು, ಆದ್ಯತೆಯ ವಲಯಗಳು. ಈ ಯೋಜನೆಯಲ್ಲಿ ಬೆಟ್ಟದ ಪ್ರದೇಶಗಳು, ಈಶಾನ್ಯ ರಾಜ್ಯಗಳು ಹಾಗೂ ಗಿರಿಜನ

ಬುಡಕಟ್ಟು ಪ್ರದೇಶಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಕೃಷಿ ಉಡಾನ್ 2.0 ಯೋಜನೆಯನ್ನು ಮತ್ತಷ್ಟು ವಿಸ್ತರಿಸಿ ದೇಶದ 58ಕ್ಕೂ ಹೆಚ್ಚು ವಿಮಾನ ನಿಲ್ದಾಣಗಳಲ್ಲಿ ಇದನ್ನು ಅನುಷ್ಠಾನಗೊಳಿಸಲಾಗಿದೆ. ಕರ್ನಾಟಕದಲ್ಲಿ ಬೆಳಗಾವಿ, ಹುಬ್ಬಳ್ಳಿ ಮತ್ತು ಮೈಸೂರು ಸೇರಿದಂತೆ ಪ್ರಮುಖ ವಿಮಾನ ನಿಲ್ದಾಣಗಳನ್ನು ಈ ಯೋಜನೆಗೆ ಸೇರಿಸಲಾಗಿದೆ. ಸುಲಭ ಮತ್ತು ಕಾಗದರಹಿತ ಸೌಲಭ್ಯ. ರೈತರು ಮತ್ತು ವ್ಯಾಪಾರಿಗಳಿಗೆ ಸಾರಿಗೆ ಮಾಹಿತಿ ರವಾನೆ ನೀಡಲು ಈ ಕುಶಲ್ ಡಿಜಿಟಲ್ ವೇದಿಕೆಯನ್ನು ಈ ನಮ್ಮ ಜೊತೆಗೆ ಸಂಯೋಜಿಸಲಾಗಿದೆ. ರೈತ ಉತ್ಪಾದಕ ಸಂಸ್ಥೆಗಳು FPO ಸಂಘಟಿತವಾಗಿ ಬೆಳೆ ಬೆಳೆಯುವ FPO ತಮ್ಮ ಉತ್ಪನ್ನಗಳನ್ನು ದೆಹಲಿ, ಮುಂಬೈ, ದುಬೈ ಅಥವಾ ಇತರ ಪ್ರಮುಖ ನಗರಗಳಿಗೆ ತಕ್ಷಣ ಸಾಗಿಸಬಹುದು. ಸಾವಯವ ಹಾಗೂ ತೋಟಗಾರಿಕೆ ಬೆಳೆಗಾರರು ಸಾಂಬಾರು ಪದಾರ್ಥಗಳು, ಅಪರೂಪದ ಹಣ್ಣುಗಳು, ಹೂವುಗಳು ಹಾಗೂ ಮೀನುಗಾರಿಕೆ ಉತ್ಪನ್ನಗಳನ್ನು ಸಾಗಿಸಲು ಸೂಕ್ತ. ವಿಮಾನಯಾನ ದರದಲ್ಲಿ ರಿಯಾಯಿತಿ. ಕೃಷಿ ಸರಕುಗಳನ್ನು ಸಾಗಿಸುವ ವಿಮಾನಗಳಿಗೆ ವಿಮಾನ ನಿಲ್ದಾಣಗಳಲ್ಲಿ ಲ್ಯಾಂಡಿಂಗ್, ಪಾರ್ಕಿಂಗ್ ಮತ್ತು ಇತರೆ ಶುಲ್ಕಗಳಲ್ಲಿ ವಿನಾಯಿತಿ ನೀಡುವ ಮೂಲಕ ಸರಕು ಸಾಗಣೆ ವೆಚ್ಚವನ್ನು ಕಡಿಮೆ ಮಾಡಲಾಗುತ್ತದೆ. ಸಂಘಟಿತ ಸಾಗಣೆ. ಸಣ್ಣ ಪ್ರಮಾಣದ ಬೆಳೆಗಳಿಗಿಂತ FPOಗಳು ಅಥವಾ ರೈತರ ಗುಂಪುಗಳು ದೊಡ್ಡ ಪ್ರಮಾಣದಲ್ಲಿ ಬೆಳೆಗಳನ್ನು ಸಂಗ್ರಹಿಸಿ ಸಾಗಿಸಿದರೆ ಸಾಗಣೆ ವೆಚ್ಚ ಉಳಿತಾಯವಾಗುತ್ತದೆ. ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರದ ಕಾರ್ಗೋ ವಿಮಾನದ ಮೂಲಕ ಅಥವಾ ಇ ಕುಶಲ್ ಮತ್ತು ಇ ನಮ್ಗಳಲ್ಲಿ ನೋಂದಾಯಿಸಿಕೊಂಡು ಕೃಷಿ ಸರಕು ಸಾಗಣೆ ಸೇವೆಯನ್ನು ಪಡೆಯಬಹುದು. ಮುಖ್ಯವಾಗಿ ಈ ಯೋಜನೆ ಮೂಲಕ ಬೆಳಗಾವಿ ಮತ್ತು ಹುಬ್ಬಳ್ಳಿಯಲ್ಲಿ ದಾಳಿಂಬೆ, ಹಸಿಮೆಣಸಿನಕಾಯಿ, ಶೇಂಗಾ ಮತ್ತು ಕುಂದ ಸಿಹಿ ತಿಂಡಿ, ವಿದೇಶಿ ಮಾದರಿಯ ವಾಣಿಜ್ಯ ಹೂವುಗಳು, ಮಂಗಳೂರು ಮೂಲಕ ತಾಜಾ ಮೀನು, ಸಮುದ್ರ ಆಹಾರ, ಸೀಫುಡ್, ಹಸುವಿನ ತುಪ್ಪ, ಅಪರೂಪದ ಸಾಂಬಾರು ಪದಾರ್ಥಗಳು, ಏಲಕ್ಕಿ ಮತ್ತು ಲವಂಗ, ಬೆಂಗಳೂರು ಮೂಲಕ ರೋಸ್ ಹೂವುಗಳು, ದ್ರಾಕ್ಷಿ ಮತ್ತು ಗೇರುಬೀಜಗಳು, ವಿದೇಶಗಳಿಗೆ ರಫ್ತಾಗುವ ಹಣ್ಣುಗಳು. ಇ ಕುಶಲ್ ಮತ್ತು ಇ ನಮ್ ಡಿಜಿಟಲ್ ವೇದಿಕೆ. ಇ ಕುಶಲ್ ಎನ್ನುವುದು ಯೋಜನೆಗಳಿಗಾಗಿ ಅಭಿವೃದ್ಧಿಪಡಿಸಲಾದ ಡಿಜಿಟಲ್ ಪೋರ್ಟಲ್ ಆಗಿದೆ. ಇ ನಮ್ ರಾಷ್ಟ್ರೀಯ ಕೃಷಿ ಮಾರುಕಟ್ಟೆಗಳೊಂದಿಗೆ ಇದನ್ನು ಸಂಯೋಜಿಸಲಾಗಿದ್ದು ರೈತರು ಅಥವಾ ರೈತ ಉತ್ಪಾದಕ ಸಂಸ್ಥೆಗಳು FPO ತಮ್ಮ ಜಮೀನಿನಿಂದಲೇ ಯಾವ ವಿಮಾನ ನಿಲ್ದಾಣದಲ್ಲಿ ಕಾರ್ಗೋ ಜಾಗ ಲಭ್ಯವಿದೆ, ಯಾವ ವಿಮಾನ ದರ ಎಷ್ಟಿದೆ ಎಂಬುದನ್ನು ತಿಳಿದುಕೊಳ್ಳಬಹುದು. ವಿಮಾನ ನಿಲ್ದಾಣಗಳ ಕೃಷಿ ಕಾರ್ಗೋ ಕೇಂದ್ರಗಳಲ್ಲಿ ಕೋಲ್ಡ್ ಸ್ಟೋರೇಜ್ ಸೌಲಭ್ಯ ಇರುವುದರಿಂದ ಸರಕುಗಳು ಹಾಳಾಗದಂತೆ ಸುರಕ್ಷಿತವಾಗಿಡಲಾಗುತ್ತದೆ. ರೈತರು ಅಥವಾ FPOಗಳು ಲಾಭ ಪಡೆಯುವ ಸರಳ ಹಂತಗಳು. ಸಂಘಟಿತ ಸಾಗಣೆ. ಸಣ್ಣ ರೈತರು ವೈಯಕ್ತಿಕವಾಗಿ ವಿಮಾನ ಕಾರ್ಗೋ ಬಳಸುವುದು ಕಷ್ಟಕರವಾದ್ದರಿಂದ FPO ಅಥವಾ ಸರಕಾರ ಸಂಘಗಳ ಮೂಲಕ ಒಂದಾಗಬೇಕು. ಇ ನಮ್ ನೋಂದಣಿ ಮಾಡಿಕೊಳ್ಳಬೇಕು. ಮುಂಗಡ ಬುಕ್ಕಿಂಗ್ ಸಾಗಿಸಬೇಕಾದ ಕೃಷಿ ಸರಕಿನ ತೂಕ ಮತ್ತು ದಿನಾಂಕಕ್ಕೆ ಅನುಗುಣವಾಗಿ ಸಮೀಪದ ವಿಮಾನ ನಿಲ್ದಾಣದ ಕಾರ್ಗೋ ವಿಭಾಗದ ಮೂಲಕ ಜಾಗ ಕಾಯ್ದಿರಿಸಬಹುದು. ಕೃಷಿ ಇಲಾಖೆಯಿಂದ ಲಭ್ಯವಿರುವ ಇತರೆ ವಿವಿಧ ಸಹಾಯಧನ ಯೋಜನೆಗಳ ಕುರಿತು ಹೆಚ್ಚಿನ ವಿವರಗಳನ್ನು ಕೃಷಿ ಇಲಾಖೆಯಿಂದ ಜಾರಿಯಲ್ಲಿರುವ ಸಹಾಯಧನ ಯೋಜನೆಗಳ ಮೂಲಕ ತಿಳಿದುಕೊಳ್ಳಬಹುದು. ಕೃಷಿ ಉಡಾನ್ 2.0 ಇದಕ್ಕೆ ಸಂಬಂಧಿಸಿದಂತೆ ಪ್ರಮುಖ ತಾಂತ್ರಿಕ ಕಾರ್ಯವಿಧಾನ. ಈ ಯೋಜನೆಯಲ್ಲಿ ಸರಕುಗಳನ್ನು ವೇಗವಾಗಿ ತಲುಪಿಸಲು ಹಬ್ ಮತ್ತು ಸ್ಪೋಕ್ ಮಾದರಿಯನ್ನು ಬಳಸಲಾಗುತ್ತದೆ. ಸ್ಪೋಕ್ ಸಣ್ಣ ವಿಮಾನ ನಿಲ್ದಾಣಗಳು. ಹುಬ್ಬಳ್ಳಿ, ಬೆಳಗಾವಿ, ಮೈಸೂರು ಅಥವಾ ಈಶಾನ್ಯ ರಾಜ್ಯಗಳಂತಹ ಸಣ್ಣ ನಿಲ್ದಾಣಗಳಿಂದ ಬೆಳೆಗಳನ್ನು ವಿಮಾನದ ಮೂಲಕ ಪ್ರಾಥಮಿಕವಾಗಿ ಸಂಗ್ರಹಿಸಲಾಗುತ್ತದೆ. ಹಬ್ ಪ್ರಮುಖ ಕನೆಕ್ಟಿಂಗ್ ಸೆಂಟರ್ಗಳು. ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ದೆಹಲಿ, ಮುಂಬೈ ವಿಮಾನ ನಿಲ್ದಾಣಗಳಿಗೆ ಈ ಸರಕುಗಳನ್ನು ತಲುಪಿಸಲಾಗುತ್ತದೆ. ಅಲ್ಲಿಂದ ದೊಡ್ಡ ಕಾರ್ಗೋ ವಿಮಾನಗಳ ಮೂಲಕ ವಿದೇಶಗಳಿಗೆ, ಉದಾಹರಣೆಗೆ ದುಬೈ, ಹಾಂಗ್ಕಾಂಗ್ ಮುಂತಾದ ದೇಶಗಳಿಗೆ ರಫ್ತು ಮಾಡಲಾಗುತ್ತದೆ. ವಿಮಾನಯಾನ ಸಂಸ್ಥೆಗಳಿಗೆ ಮತ್ತು ಸರಕು ಸಾಗಣೆದಾರರಿಗೆ ನೀಡಲಾಗುವ ವಿನಾಯಿತಿಗಳು. ಕೃಷಿ ಉತ್ಪನ್ನಗಳ ವಿಮಾನ ಸಾಗಣೆ ವೆಚ್ಚ ರೈತರಿಗೆ ದುಬಾರಿಯಾಗಬಾರದು ಎಂಬ ಕಾರಣಕ್ಕೆ ಸರ್ಕಾರ ಸೌಲಭ್ಯವನ್ನು ನೀಡುತ್ತದೆ. 100% ವಿನಾಯಿತಿ. ದೇಶೀಯ ವಿಮಾನ ಸಂಸ್ಥೆಗಳು ಕೃಷಿ ಸರಕುಗಳನ್ನು ಸಾಗಿಸುವಾಗ ವಿಮಾನ ನಿಲ್ದಾಣಗಳಲ್ಲಿ ಪಾವತಿಸಬೇಕಾದ ಲ್ಯಾಂಡಿಂಗ್, ಪಾರ್ಕಿಂಗ್, TNLC ಮತ್ತು RNFC ಶುಲ್ಕಗಳನ್ನು ಸಂಪೂರ್ಣವಾಗಿ ಮನ್ನಾ ಮಾಡಲಾಗುತ್ತದೆ. ಈ ರಿಯಾಯಿತಿಯ ಲಾಭವನ್ನು ವಿಮಾನಯಾನ ಸಂಸ್ಥೆಗಳು ರೈತರಿಗೆ ಕಡಿಮೆ ಸಾಗಾಣಿಕೆಯ ದರ ವಿಧಿಸುವ ಮೂಲಕ ನೀಡುತ್ತದೆ.
ಕರ್ನಾಟಕದ ಪ್ರಮುಖ ವಿಮಾನ ನಿಲ್ದಾಣಗಳು ಮತ್ತು ಸೂಕ್ತ ಉತ್ಪನ್ನಗಳು. ಕರ್ನಾಟಕದಲ್ಲಿ ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಬೆಳಗಾವಿ ಮತ್ತು ಮಂಗಳೂರು

0: ವಿಮಾನ ನಿಲ್ದಾಣಗಳ ಮೂಲಕ ಕೃಷಿ ಉಡಾನ್ ಯೋಜನೆಗಳನ್ನು ಬಳಸಲಾಗುತ್ತಿದೆ. ಕೃಷಿ ಉಡಾನ್ ಯೋಜನೆ ಮತ್ತು ಅಗ್ರಿ ಉಡಾನ್ ಸ್ಟಾರ್ಟ್ಅಪ್ ಕಾರ್ಯಕ್ರಮಗಳ ಮೂಲಕ ಹೆಚ್ಚಿನ ವಿವರಗಳು. ಕೃಷಿ ಉಡಾನ್ ಯೋಜನೆ 2.0 ರೈತರ ಆದಾಯವನ್ನು ಹೆಚ್ಚಿಸಲು ಮತ್ತು ಕೃಷಿ ಉತ್ಪನ್ನಗಳ ಸಾಗಾಣಿಕೆಯನ್ನು ಸುಲಭಗೊಳಿಸಲು ಈ ಯೋಜನೆಯನ್ನು ವಿಸ್ತರಿಸಲಾಗಿದೆ. ಸಾರಿಗೆ ವೆಚ್ಚದಲ್ಲಿ ರಿಯಾಯಿತಿ, ಕೃಷಿ ಉತ್ಪನ್ನಗಳನ್ನು ಸಾಗಿಸುವ ವಿಮಾನಗಳಿಗೆ ಲ್ಯಾಂಡಿಂಗ್ ಪಾರ್ಕಿಂಗ್ ಶುಲ್ಕಗಳಲ್ಲಿ 100% ವಿನಾಯಿತಿ ನೀಡಲಾಗುತ್ತದೆ. ಕೋಲ್ಡ್ ಸ್ಟೋರೇಜ್ ಸೌಲಭ್ಯ. ವಿಮಾನ ನಿಲ್ದಾಣಗಳಲ್ಲಿ ತರಕಾರಿ, ಹಣ್ಣು ಹಾಗೂ ಮಾಂಸ ಹಾಳಾಗದಂತೆ ಇಡಲು ಅತ್ಯಾಧುನಿಕ ಶೀತಲೀಕರಣ ಗೋದಾಮುಗಳನ್ನು ನಿರ್ಮಿಸಲಾಗಿದೆ. ಕೃಷಿ ಉತ್ಪನ್ನಗಳ ಸಾಗಾಣಿಕೆ ಪ್ರಗತಿಯನ್ನು ಲೈವ್ ಆಗಿ ಟ್ರ್ಯಾಕ್ ಮಾಡಲು ಮತ್ತು ರೈತರಿಗೆ ಮಾಹಿತಿ ನೀಡಲು ಈ ಆನ್ಲೈನ್ ಪೋರ್ಟಲ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ. ಕರ್ನಾಟಕದಲ್ಲಿ ಮುಖ್ಯವಾಗಿ ಬೆಂಗಳೂರು, ಮಂಗಳೂರು ಮತ್ತು ಬೆಳಗಾವಿ ಸೇರಿದಂತೆ ದೇಶದ ಪ್ರಮುಖ 58 ವಿಮಾನ ನಿಲ್ದಾಣಗಳಲ್ಲಿ ಈ ಸೌಲಭ್ಯ ಲಭ್ಯವಿದೆ. ಕೃಷಿ ತಂತ್ರಜ್ಞಾನ, ಸಾವಯವ ಕೃಷಿ, ಪಶುಸಂಗೋಪನೆ ಮತ್ತು ಆಹಾರ ಸಂಸ್ಕರಣೆ ಕ್ಷೇತ್ರದಲ್ಲಿ ಹೊಸ ಆಲೋಚನೆ ಹೊಂದಿರುವವರಿಗೆ, ಈಗಾಗಲೇ ಸಣ್ಣ ಮಟ್ಟದಲ್ಲಿ ಉದ್ಯಮ ಆರಂಭಿಸಿ ಅದನ್ನು ದೊಡ್ಡದಾಗಿ ಬೆಳೆಸಲು ಬಯಸುವ ನವ ಉದ್ಯಮಿಗಳಿಗೆ ಈ ಯೋಜನೆ ಸಹಕಾರಿಯಾಗಿದೆ. ಆರ್ಥಿಕ ನೆರವು. ಆಯ್ಕೆಯಾಗುವ ಅತ್ಯುತ್ತಮ ಸ್ಟಾರ್ಟ್ಅಪ್ಗಳಿಗೆ ದೊಡ್ಡ ಹೂಡಿಕೆದಾರರಿಂದ ಲಕ್ಷಾಂತರ ರೂಪಾಯಿಗಳ ಆರ್ಥಿಕ ನೆರವು ಕೊಡಿಸಲಾಗುತ್ತದೆ. ಉಚಿತ ತರಬೇತಿ. ದೇಶದ ಪ್ರಮುಖ ಕೃಷಿ ವಿಜ್ಞಾನಿಗಳಿಂದ ಮತ್ತು ಉದ್ಯಮದ ತಜ್ಞರಿಂದ ಉಚಿತ ಮಾರ್ಗದರ್ಶನ ಸಿಗುತ್ತದೆ. ICAR ನ ಅತ್ಯಾಧುನಿಕ ಪ್ರಯೋಗಾಲಯಗಳನ್ನು ಬಳಸಿಕೊಳ್ಳುವ ಅವಕಾಶ ಇರುತ್ತದೆ. ನಿಮ್ಮ ಬೆಳೆಗಳನ್ನು ಹೊರದೇಶಕ್ಕೆ ಅಥವಾ ಬೇರೆ ರಾಜ್ಯಕ್ಕೆ ಮಾರಾಟ ಮಾಡಬೇಕಿದ್ದರೆ ನಿಮ್ಮ ಹತ್ತಿರದ ಕೃಷಿ ಇಲಾಖೆ ಅಥವಾ ಕೃಷಿ ಉಡಾನ್ ಸೌಲಭ್ಯ ಇರುವ ವಿಮಾನ ನಿಲ್ದಾಣದ ಕಾರ್ಗೋ ವಿಭಾಗವನ್ನು ಸಂಪರ್ಕಿಸಿ ನೋಂದಾಯಿಸಿಕೊಳ್ಳಬಹುದು. ನಿಮಗೆ ಹೊಸ ಉದ್ಯಮ ಆರಂಭಿಸಲು ಸಹಾಯ ಬೇಕಿದ್ದರೆ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅಗ್ರಿ ಉಡಾನ್ ಅರ್ಜಿಯ ಲೈವ್ ಸ್ಟೇಟಸ್ ಅನ್ನು ಪರಿಶೀಲಿಸಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಹೈನುಗಾರಿಕೆ, ಮೀನುಗಾರಿಕೆ ಮತ್ತು ಅಗ್ರಿ ಫಿನ್ಟೆಕ್ ಮಾರುಕಟ್ಟೆ ಮತ್ತು ನೆಟ್ವರ್ಕಿಂಗ್ ಸಂಪರ್ಕಗಳು. ಮುಖ್ಯವಾಗಿ ಉದ್ಯಮಗಳು, ಕೃಷಿಕ ಉತ್ಪಾದಕ ಸಂಸ್ಥೆಗಳು, FPO, ಕಾರ್ಪೊರೇಟ್ ಮತ್ತು ಸರ್ಕಾರದ ಯೋಜನೆಗಳೊಂದಿಗೆ ಸ್ಟಾರ್ಟ್ಅಪ್ಗಳಿಗೆ ನೇರ ಸಂಪರ್ಕ ಕಲ್ಪಿಸಿ ಅವರ ಉತ್ಪನ್ನಗಳು ಶೀಘ್ರವಾಗಿ ಮಾರುಕಟ್ಟೆಗೆ ತಲುಪಲು ನೆರವಾಗುತ್ತದೆ. ರೈತರ ಆದಾಯ ವೃದ್ಧಿ ಮತ್ತು ಉದ್ಯೋಗ ಸೃಷ್ಟಿ. ನವೀನ ತಂತ್ರಜ್ಞಾನಗಳ ಮೂಲಕ ಕೃಷಿ ಉತ್ಪಾದನಾ ವೆಚ್ಚ ಕಡಿಮೆ ಮಾಡುವುದು, ಕೃಷಿ ತ್ಯಾಜ್ಯ ತಡೆಯುವುದು ಮತ್ತು ರೈತರಿಗೆ ಉತ್ತಮ ಬೆಲೆ ಸಿಗುವಂತೆ ಮಾಡುವುದು ಈ ಯೋಜನೆಯ ಅಂತಿಮ ಗುರಿಯಾಗಿದೆ. ಕೃಷಿ ಉತ್ಪನ್ನಗಳನ್ನು ವಿಮಾನಗಳ ಮೂಲಕ ಸಾಗಣೆ ಮಾಡಲು ನೆರವಾಗುವ ಯೋಜನೆಯನ್ನು ಕೃಷಿ ಉಡಾನ್ ಎಂದು ಕರೆಯಲಾಗುತ್ತದೆ. ಆದರೆ ಅಗ್ರಿ ಉಡಾನ್ ಕೃಷಿ ಸ್ಟಾರ್ಟ್ಅಪ್ಗಳನ್ನು ಉತ್ತೇಜಿಸುವ ಕಾರ್ಯಕ್ರಮವಾಗಿದೆ. ಇದು ರೈತರ ಏಳಿಗೆ ಮತ್ತು ಕೃಷಿ ಅಭಿವೃದ್ಧಿಯ ಮುಖ್ಯ ಉದ್ದೇಶವನ್ನು ಇಟ್ಟುಕೊಂಡಿದೆ.
1: ಇದುವರೆಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮದಲ್ಲಿ ಕೃಷಿ ಉಡಾನ್ ಯೋಜನೆ ಬಗ್ಗೆ ಮಾಹಿತಿ ಪ್ರಸಾರವಾಯಿತು. ಪ್ರಸ್ತುತಿ ಪ್ರದೀಪ್ ಡಿಎಂ ಹಾವಂಜೆ. ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಇನ್ನು ಮುಂದೆ 1 ಗಂಟೆ 10 ನಿಮಿಷಕ್ಕೆ ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವೇಗ್. ಮುಖ್ಯಾಂಶಗಳು. ವಿಜಯವಾಡದ ಪುನ್ನಮಿ ಘಾಟ್ನಲ್ಲಿಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ರಾಷ್ಟ್ರೀಯ ಸರಸ್ ಜೀವನೋಪಾಯ ಮೇಳಕ್ಕೆ ಚಾಲನೆ. ಲೇಹ್ನ ಕುಶೋಕ್ ಬಕುಲ ರಿಂಪೋಜೆ ವಿಮಾನ ನಿಲ್ದಾಣದ ನೂತನ ಟರ್ಮಿನಲ್ ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ಜಗತ್ತಿನ 100 ದೇಶಗಳಿಗೆ ಭಾರತದ ರಕ್ಷಣಾ ಉತ್ಪನ್ನಗಳು ರಫ್ತು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಕೃಷಿ ವಲಯದಲ್ಲಿ ಮಹಿಳೆಯರ ಕೊಡುಗೆ ಗುರುತಿಸಲು ನವದೆಹಲಿಯಲ್ಲಿಂದು ಮಹಿಳಾ ಕಿಸಾನ್ ದಿವಸ್ ಆಚರಣೆ. ಮಾಂಟೆನೆಗ್ರೋದ ಬುಡ್ವಾದಲ್ಲಿ ಇದೇ 18ರಂದು 19 ವರ್ಷದ ಒಳಗಿನ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನ 2ನೇ ಆವೃತ್ತಿ ಆರಂಭ. ವಾರ್ತೆಗಳ ವಿವರ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ವಿಜಯವಾಡದ ಪುನ್ನಮಿ ಘಾಟ್ನಲ್ಲಿ ರಾಷ್ಟ್ರೀಯ ಸರಸ್ ಜೀವನೋಪಾಯ ಮೇಳ 2026ನ್ನು ಉದ್ಘಾಟಿಸಲಿದ್ದಾರೆ. ದೆಹಲಿ ಎನ್ಸಿಆರ್ ಹೊರಗೆ ಇಂತಹ ರಾಷ್ಟ್ರಮಟ್ಟದ ಮೇಳ ನಡೆಯುತ್ತಿರುವುದು ಇದೇ ಮೊದಲು. ವಿಜಯವಾಡದಲ್ಲಿ ನಡೆಯುತ್ತಿರುವಂತಹ ರಾಷ್ಟ್ರೀಯ ಸರಸ್ ಮೇಳ 2026 ದೇಶದ

0: ರಾಜ್ಯಾದ್ಯಂತ ಇರುವ ಸ್ವಸಹಾಯ ಗುಂಪುಗಳ ಗ್ರಾಮೀಣ ಮಹಿಳೆಯರಿಗೆ ತಮ್ಮ ಉತ್ಪನ್ನಗಳನ್ನು ಪ್ರದರ್ಶಿಸಲು ವಿಶಾಲ ಮಾರುಕಟ್ಟೆಗಳನ್ನು ತಲುಪಲು ಮತ್ತು ತಮ್ಮ ಜೀವನೋಪಾಯವನ್ನು ಬಲಪಡಿಸಿಕೊಳ್ಳಲು ಒಂದು ವೇದಿಕೆಯನ್ನು ಒದಗಿಸುತ್ತದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ಆಂಧ್ರಪ್ರದೇಶ ಸರ್ಕಾರದ ಸಹಯೋಗದೊಂದಿಗೆ ಆಯೋಜನೆ ಮಾಡಿರುವಂತಹ ಈ ಮೇಳದಲ್ಲಿ ಸುಮಾರು 1500 ಮಹಿಳಾ ಉದ್ಯಮಿಗಳು ಮತ್ತು ಕುಶಲಕರ್ಮಿಗಳು ಭಾಗಿಯಾಗುತ್ತಿದ್ದಾರೆ. ಇಲ್ಲಿನ 650 ಹೆಚ್ಚು ಮಳಿಗೆಗಳಲ್ಲಿ ಸಾಂಪ್ರದಾಯಿಕ ಕೈಮಗ್ಗ ಉತ್ಪನ್ನಗಳು, ಕರಕುಶಲ ವಸ್ತುಗಳು, ಸಾವಯವ ಉತ್ಪನ್ನ ಮತ್ತು ಗೃಹೋಪಯೋಗಿ ವಸ್ತುಗಳನ್ನು ಪ್ರದರ್ಶನ ಮಾಡಲಾಗುತ್ತಿದೆ. ಈ ಮೇಳದಲ್ಲಿ ಪ್ರಾದೇಶಿಕ ಖಾದ್ಯ, ಸಾಂಪ್ರದಾಯಿಕ ಕಲೆಗಳ ನೇರ ಪ್ರದರ್ಶನ ಮತ್ತು ಪ್ಯಾಕೇಜಿಂಗ್, ಬ್ರ್ಯಾಂಡಿಂಗ್ ಮತ್ತು ಆನ್ಲೈನ್ ಮಾರುಕಟ್ಟೆಯ ಕುರಿತಾದಂತಹ ತರಬೇತಿ ಕಾರ್ಯಕ್ರಮಗಳು ಕೂಡ ಜರುಗಲಿವೆ. ರಾಷ್ಟ್ರೀಯ ಸರಸ್ ಮೇಳವು ಲಖ್ಪತಿ ದೀದಿ ಉಪಕ್ರಮವನ್ನು ಪ್ರತಿಬಿಂಬಿಸುತ್ತದೆ. ಗ್ರಾಮೀಣ ಮಹಿಳೆಯರು ಸುಸ್ಥಿರ ಆದಾಯವನ್ನು ಗಳಿಸಲು ಮತ್ತು ಆರ್ಥಿಕ ಸ್ವಾತಂತ್ರ್ಯವನ್ನು ಪಡೆಯಲು ಸಹಾಯ ಮಾಡುವುದು ಈ ಉಪಕ್ರಮದ ಉದ್ದೇಶವಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಲಡಾಖ್ನಲ್ಲಿ ಸುಮಾರು 3350 ಕೋಟಿ ರೂಪಾಯಿ ಮೌಲ್ಯದ 5 ಪ್ರಮುಖ ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟಿಸಿ ರಾಷ್ಟಕ್ಕೆ ಸಮರ್ಪಿಸಿದ್ದಾರೆ. ಈ ಯೋಜನೆಗಳು ಸಂಪರ್ಕ ವ್ಯವಸ್ಥೆಯನ್ನು ಬಲಪಡಿಸುವ, ಇಂಧನ ಮೂಲಸೌಕರ್ಯವನ್ನು ಸುಧಾರಿಸುವ, ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಿಸುವ ಮತ್ತು ಈ ಪ್ರದೇಶದಲ್ಲಿ ನೀರಿನ ಭದ್ರತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿವೆ. ಈ ಸಂದರ್ಭದಲ್ಲಿ ಪ್ರಧಾನಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಲೇಹ್ನ ಕುಶೋಕ್ ಬಕುಲಾ ರಿಂಪೋಚೆ ವಿಮಾನ ನಿಲ್ದಾಣದಲ್ಲಿ 640 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ನೂತನ ಪ್ರಯಾಣಿಕರ ಟರ್ಮಿನಲ್ ಕಟ್ಟಡವನ್ನು ಪ್ರಧಾನಿ ಉದ್ಘಾಟಿಸಿದರು. ಗಡಿ ರಸ್ತೆಗಳ ಸಂಸ್ಥೆ ನಿರ್ಮಿಸಿರುವಂತಹ 298 ಕಿಲೋಮೀಟರ್ ಉದ್ದದ ನಿಮ್ಮು ಪದಂ ದಾರ್ಚಾ ರಸ್ತೆಯನ್ನು ಪ್ರಧಾನಿ ರಾಷ್ಟಕ್ಕೆ ಸಮರ್ಪಿಸಿದರು. 9 ಮೆಗಾವ್ಯಾಟ್ ಸಾಮರ್ಥ್ಯದ ಹನು ಸಣ್ಣ ಜಲವಿದ್ಯುತ್ ಯೋಜನೆ ಮತ್ತು 66 ಕಿಲೋವ್ಯಾಟ್ನ ಡಬಲ್ ಸರ್ಕ್ಯೂಟ್ ದಾಹ್ ಹನು ಖಾಲ್ಸ್ಲಿ ಪ್ರಸರಣ ಮಾರ್ಗವನ್ನು ಅವರು ಉದ್ಘಾಟಿಸಿದರು. ಲೇಹ್ನ ಸಿಂಧುಘಾಟ್ನಲ್ಲಿ ಭಾರತದ ಮೊದಲ ಪೆಟ್ರೋಗ್ಲಿಫ್ ಸಂರಕ್ಷಣಾ ಉದ್ಯಾನವನವನ್ನು ಮತ್ತು ಪ್ರಾಜೆಕ್ಟ್ ಹಿಮ್ ಸರೋವರ್ ಅಡಿಯಲ್ಲಿ 40 ಹಳ್ಳಿಗಳಲ್ಲಿ ಅಭಿವೃದ್ಧಿಪಡಿಸಲಾದಂಥ 40 ಜಲಮೂಲಗಳನ್ನು ಪ್ರಧಾನಿ ರಾಷ್ಟಕ್ಕೆ ಸಮರ್ಪಿಸಿದರು. ಭಾರತ ತನ್ನದೇ ಆದ ರಕ್ಷಣಾ ಉತ್ಪನ್ನಗಳನ್ನು ಪ್ರಪಂಚದಾದ್ಯಂತ ಸುಮಾರು 100 ದೇಶಗಳಿಗೆ ರಫ್ತು ಮಾಡುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದಂತಹ ಟೈಮ್ಸ್ ನೌ ಡಿಫೆನ್ಸ್ ಕಾನ್ಕ್ಲೇವ್ 2026 ಮಾತನಾಡಿದ ಸಚಿವರು, 2013-14 ಕೇವಲ 686 ಕೋಟಿ ರೂಪಾಯಿಗಳಷ್ಟಿದ್ದಂತಹ ಭಾರತದ ರಕ್ಷಣಾ ರಫ್ತು 2025-26 ವೇಳೆಗೆ 30,000 ಕೋಟಿ ರೂಪಾಯಿಗಳು ಅಧಿಕಕ್ಕೆ ಏರಿಕೆಯಾಗಿದೆ. ಭಾರತವು ಮದ್ದುಗುಂಡುಗಳ ವಿಷಯದಲ್ಲಿ 90%ಕ್ಕಿಂತ ಹೆಚ್ಚು ಸ್ವಾವಲಂಬನೆಯನ್ನು ಸಾಧಿಸಿದೆ. ಭಾರತೀಯ ಸೇನೆಯ ಬಳಿ ಇರುವಂತಹ 175 ಬಗೆಯ ಮದ್ದುಗುಂಡುಗಳಲ್ಲಿ 159 ಬಗೆಯವು ದೇಶೀಯವಾಗಿ ತಯಾರಿಸಲ್ಪಟ್ಟಿವೆ ಎಂದು ಅವರು ತಿಳಿಸಿದ್ದಾರೆ. ಕಳೆದ 12.5 ವರ್ಷಗಳಲ್ಲಿ ರಕ್ಷಣಾ ವಲಯವು ತನ್ನ ಸಾಮರ್ಥ್ಯಗಳನ್ನು ವಿಸ್ತರಿಸಿಕೊಂಡಿರುವುದಲ್ಲದೆ ರಾಷ್ಟೀಯ ಭದ್ರತೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಮಹತ್ವದ ಕಾರ್ಯತಂತ್ರದ ಬದಲಾವಣೆಯನ್ನು ಕೂಡ ಕಂಡಿದೆ. ಸರ್ಕಾರವು ಅಂತಹ ರಕ್ಷಣಾ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುತ್ತಿದೆ. ಇದು ರಾಷ್ಟೀಯ ಭದ್ರತೆಯನ್ನು ಬಲಪಡಿಸುವುದರ ಜೊತೆಗೆ ಆರ್ಥಿಕ ಬೆಳವಣಿಗೆಗೆ ಚಾಲನೆ ನೀಡುತ್ತದೆ ಮತ್ತು ಜಾಗತಿಕ ಭದ್ರತಾ ವ್ಯವಸ್ಥೆಯಲ್ಲಿ ಭಾರತದ ಪಾತ್ರವನ್ನು ಇನ್ನಷ್ಟು ಬಲಪಡಿಸುತ್ತದೆ ಎಂದು ಸಚಿವರು ಹೇಳಿದ್ದಾರೆ. ಭಾರತದ ಸಶಸ್ತ್ರ ಪಡೆಗಳು ಯಾವುದೇ ಸವಾಲನ್ನು ಎದುರಿಸಲು ಸಂಪೂರ್ಣ ಸನ್ನದ್ಧವಾಗಿವೆ. ಭಾರತದ ವಿರುದ್ಧ ಶಸ್ತ್ರಾಸ್ತ್ರಗಳನ್ನು ಕೈಗೆತ್ತಿಕೊಂಡ ಬಹುತೇಕ ಭಯೋತ್ಪಾದಕರನ್ನು ಅವರು ಶಸ್ತ್ರ ಹಿಡಿದ 1 ವರ್ಷದ ಒಳಗಾಗಿಯೇ ಭದ್ರತಾ ಪಡೆಗಳು ನಿರ್ಮೂಲನೆ ಮಾಡಿವೆ ಎಂದು ಸಚಿವರು ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ಕೃಷಿಗೆ ಮಹಿಳೆಯರ ಕೊಡುಗೆಯನ್ನು ಗುರುತಿಸಲು ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯು ಇಂದು ನವದೆಹಲಿಯಲ್ಲಿ ರಾಷ್ಟೀಯ ಮಟ್ಟದ ಮಹಿಳಾ ಕಿಸಾನ್ ದಿವಸ್ 2026 ಆಚರಣೆ ಮಾಡಲಾಗುತ್ತಿದೆ. ಭಾರತದ ಕೃಷಿ ವ್ಯವಸ್ಥೆಯ ಅವಿಭಾಜ್ಯ ಅಂಗವಾಗಿರುವಂತಹ ಮಹಿಳೆಯರು ಬಿತ್ತನೆ, ನಾಟಿ ಮತ್ತು ಕೊಯ್ಲು ಮಾಡುವಿಕೆಯಿಂದ ಹಿಡಿದು ಜಾನುವಾರು ನಿರ್ವಹಣೆ, ಬೀಜ ಸಂರಕ್ಷಣೆ ಮತ್ತು ನೈಸರ್ಗಿಕ ಸಂಪನ್ಮೂಲ ನಿರ್ವಹಣೆಯವರೆಗೆ ಹಲವಾರು ಪ್ರಮುಖ ಪಾತ್ರಗಳನ್ನು ವಹಿಸುತ್ತಾರೆ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಜೀವ ವೈವಿಧ್ಯ ಸಂರಕ್ಷಣೆ, ಉದ್ಯಮಶೀಲತಾ ಉಪಕ್ರಮ ಮತ್ತು ಸುಸ್ಥಿರ ಕೃಷಿ ಪದ್ಧತಿಗಳ ಅಳವಡಿಕೆಯಲ್ಲಿ ತಮ್ಮ ಸಾಂಪ್ರದಾಯಿಕ ಜ್ಞಾನದೊಂದಿಗೆ ಮಹಿಳೆಯರು ಗ್ರಾಮೀಣ ಜೀವನೋಪಾಯವನ್ನು ಬಲಪಡಿಸುತ್ತಾರೆ ಮತ್ತು ಕೃಷಿ ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸುತ್ತಾರೆ. ಅಭಿವೃದ್ಧಿ ಹೊಂದಿದ ಕೃಷಿ ಮತ್ತು ಅಭಿವೃದ್ಧಿ ಹೊಂದಿದ ಭಾರತವನ್ನು ನಿರ್ಮಿಸುವಲ್ಲಿ ಮಹಿಳಾ ರೈತರ ಪಾತ್ರ ಎಂಬ ವಿಷಯ ಹೊಂದಿರುವಂತಹ ವಿಶ್ವಸಂಸ್ಥೆಯ ಅಂತಾರಾಷ್ಟೀಯ ಗ್ರಾಮೀಣ ಮಹಿಳೆಯರ ದಿನದೊಂದಿಗೆ ಈ

0: ಲಾಗುವುದು. ಕೃಷಿ ಪ್ರಗತಿ ಮತ್ತು ಗ್ರಾಮೀಣ ಸಮೃದ್ಧಿಯನ್ನು ಸಾಧಿಸುವಲ್ಲಿ ಮಹಿಳಾ ಸಬಲೀಕರಣದ ಮಹತ್ವದ ಮೇಲೆ ಕೇಂದ್ರೀಕರಿಸುವ ಈ ಕಾರ್ಯಕ್ರಮದಲ್ಲಿ ಚುನಾಯಿತ ಪ್ರತಿನಿಧಿಗಳು, ಅಧಿಕಾರಿಗಳು, ವಿಜ್ಞಾನಿಗಳು, ವಿಸ್ತರಣ ಕಾರ್ಯಕರ್ತರು ಮತ್ತು ಇತರ ಪಾಲುದಾರರು ಜೊತೆಗೆ 50-100 ಮಹಿಳಾ ರೈತರು ಭಾಗಿಯಾಗಲಿದ್ದಾರೆ. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಇದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಆಯುಷ್ಮಾನ್ ಭಾರತ್ ಪಿಎಂ JAY ಕುರಿತಾದಂತಹ ವರದಿ ಇದೀಗ ಮೂಡಿಬರಲಿದೆ. ಬಡ ಮತ್ತು ನಿರ್ಗತಿಕ ಕುಟುಂಬಗಳಿಗೆ ವರ್ಷಕ್ಕೆ 5 ಲಕ್ಷದವರೆಗೆ ನಗದು ರಹಿತ ಆರೋಗ್ಯ ವಿಮೆಯನ್ನು ಒದಗಿಸುವ ಉದ್ದೇಶದಿಂದ 2018 ಪ್ರಾರಂಭವಾದಂತಹ ಆಯುಷ್ಮಾನ್ ಭಾರತ್ ಪಿಎಂ JAY ಯೋಜನೆಯು ಬಡತನ ಮತ್ತು ಆರೋಗ್ಯ ಸೇವೆಯ ನಡುವಿನ ಸಂಬಂಧವನ್ನೇ ಬದಲಾಯಿಸಿದೆ. ಪ್ರತಿ ಕುಟುಂಬಕ್ಕೆ ವಾರ್ಷಿಕ 5 ಲಕ್ಷದವರೆಗಿನ ನಗದು ರಹಿತ ಚಿಕಿತ್ಸಾ ರಕ್ಷಣೆಯನ್ನು ಒದಗಿಸುವ ಈ ಯೋಜನೆಯು ಭಾರತದ ಶೇಕಡ 40% ಅತ್ಯಂತ ಬಡ ಜನಸಂಖ್ಯೆಯನ್ನು ಗುರುತಿಸಿಕೊಂಡಿದೆ. ಕ್ರಮೇಣ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಿದೆ. June 2026 ವೇಳೆಗೆ ಇದು 37,413 ಸಾರ್ವಜನಿಕ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ 1,92,00,000 ಮೌಲ್ಯದ 12,69,00,000 ಆಸ್ಪತ್ರೆ ದಾಖಲಾತಿಗಳಿಗೆ ಅನುವು ಮಾಡಿಕೊಟ್ಟಿದೆ. ಇದರ ಪ್ರಭಾವವು ಮಹಿಳೆಯರ ವಿಷಯದಲ್ಲಿ ವಿಶೇಷವಾಗಿ ಗಮನಾರ್ಹವಾಗಿದೆ. ಒಟ್ಟು ಆಯುಷ್ಮಾನ್ ಕಾರ್ಡ್ಗಳಲ್ಲಿ ಸುಮಾರು ಶೇಕಡ 49% ಮತ್ತು ಅಧಿಕೃತ ಆಸ್ಪತ್ರೆ ದಾಖಲಾತಿಗಳಲ್ಲಿ ಸುಮಾರು ಶೇಕಡ 48% ಮಹಿಳೆಯರೇ ಇದ್ದಾರೆ. ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಲೆಕ್ಕಿಸದೆ 70 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಹಿರಿಯ ನಾಗರಿಕರನ್ನು ಒಳಗೊಳ್ಳುವಂತೆ ಈ ಯೋಜನೆಯನ್ನು ಮತ್ತಷ್ಟು ವಿಸ್ತರಣೆ ಮಾಡಲಾಗಿದೆ. ಆಯುಷ್ಮಾನ್ ವಂದನಾ ಕಾರ್ಡ್ ಆದಾಯದ ಮಿತಿ ಇಲ್ಲದೆ 6 ಕೋಟಿ ಹಿರಿಯ ನಾಗರಿಕರಿಗೆ ವಿಸ್ತರಿಸಲ್ಪಟ್ಟಿದೆ. ಇದು ಭಾರತದ ಹಿರಿಯ ನಾಗರಿಕರಿಗೆ ಆರೋಗ್ಯ ರಕ್ಷಣೆಯ ಭರವಸೆಯನ್ನು ಒದಗಿಸುತ್ತದೆ. ಮಾಂಟಿನ ವಿರುದ್ಧ ಬುಡ್ವಾದಲ್ಲಿ ಇದೇ 18 ಪ್ರಾರಂಭವಾಗಲಿರುವ 19 ವರ್ಷದ ಒಳಗಿನವರ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನ 2ನೇ ಆವೃತ್ತಿಯಲ್ಲಿ 18 ಸದಸ್ಯರ ಭಾರತೀಯ ಬಾಕ್ಸಿಂಗ್ ತಂಡವು ಸ್ಪರ್ಧಿಸಲಿದೆ. 2 ವರ್ಷಗಳ ಹಿಂದೆ ಅಮೆರಿಕದ ಕೊಲೊರಾಡೋದಲ್ಲಿ ನಡೆದಂತಹ ಚೊಚ್ಚಲ ಆವೃತ್ತಿಯಲ್ಲಿ ಇಂಗ್ಲೆಂಡ್ನ ನಂತರ 2ನೇ ಸ್ಥಾನವನ್ನು ಪಡೆದು ಗಮನಾರ್ಹ ಸಾಧನೆ ಮಾಡಿದಂತಹ ಭಾರತ ಈ ಬಾರಿಯ ಟೂರ್ನಿಯಲ್ಲಿಯೂ ಹೆಚ್ಚಿನ ನಿರೀಕ್ಷೆಗಳೊಂದಿಗೆ ಕಣಕ್ಕೆ ಇಳಿಯುತ್ತಿದೆ. 2024 ಈ ಟೂರ್ನಿಯಲ್ಲಿ ಭಾರತದ ತಂಡವು 4 ಚಿನ್ನ, 8 ಬೆಳ್ಳಿ ಮತ್ತು 5 ಕಂಚಿನ ಪದಕಗಳನ್ನು ಒಳಗೊಂಡಂತೆ ಒಟ್ಟು 17 ಪದಕಗಳನ್ನು ಗೆಲ್ಲುವ ಮೂಲಕ ಅದ್ಭುತ ಪ್ರದರ್ಶನವನ್ನು ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಜಯವಾಡದ ಪುನ್ನಮಿ ಘಾಟ್ನಲ್ಲಿಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ರಾಷ್ಟ್ರೀಯ ಸರಸ್ ಜೀವನೋಪಾಯ ಮೇಳಕ್ಕೆ ಚಾಲನೆ. ಲೇಹ್ನ ಕುಶೋಕ್ ಬಕುಲ ರಿಂಪೋಚೆ ವಿಮಾನ ನಿಲ್ದಾಣದಲ್ಲಿ ನೂತನ ಟರ್ಮಿನಲ್ ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ಜಗತ್ತಿನ 100 ದೇಶಗಳಿಗೆ ಭಾರತದ ರಕ್ಷಣಾ ಉತ್ಪನ್ನಗಳು ರಫ್ತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಕೃಷಿ ವಲಯದಲ್ಲಿ ಮಹಿಳೆಯರ ಕೊಡುಗೆ ಗುರುತಿಸಲು ನವದೆಹಲಿಯಲ್ಲಿಂದು ಮಹಿಳಾ ಕಿಸಾನ್ ದಿವಸ್ ಆಚರಣೆ. ಮಾಂಟಿನಗ್ರೋದ ಬುಡ್ವಾದಲ್ಲಿ ಇದೇ 18 19 ವರ್ಷದ ಒಳಗಿನ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನ 2ನೇ ಆವೃತ್ತಿ ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಬೆಂಗಳೂರು, ಈಗ ಸಮಯ 1:20. ಈಗ ಕೆಲವು ಜಾಹೀರಾತುಗಳು, ನಂತರ ಚಿತ್ರಗೀತೆಗಳು.
2: ಈ E20 ಬಗ್ಗೆ ಇಷ್ಟೊಂದು ಕನ್ಫ್ಯೂಷನ್ ಯಾಕೆ?
3: ನನಗಂತೂ ಫುಲ್ ಕಾನ್ಫಿಡೆನ್ಸ್. E20 ಅನ್ನು ಆಟೋಮೋಟಿವ್ ಮತ್ತು ಫ್ಯೂಯಲ್ ಟೆಸ್ಟಿಂಗ್ ಎಕ್ಸ್ಪರ್ಟ್ಸ್ ಎಕ್ಸ್ಟೆನ್ಸಿವ್ ಆಗಿ ಟೆಸ್ಟ್ ಮಾಡಿದ್ದಾರೆ. ಟೆಸ್ಟಿಂಗ್ ನಲ್ಲಿ ಯಾವುದೇ ಅಬ್ನಾರ್ಮಲ್ ಇಂಜಿನ್ ವೇರ್ ಕಂಡು ಬಂದಿಲ್ಲ. ಅಷ್ಟೇ ಅಲ್ಲ, ಫ್ಯೂಯಲ್ ಸಿಸ್ಟಮ್ ಮೆಟೀರಿಯಲ್ಸ್ ಅನ್ನು E20 ಕಂಪ್ಯಾಟಿಬಿಲಿಟಿಗಾಗಿ ಇವ್ಯಾಲ್ಯೂಯೇಟ್ ಮಾಡಲಾಗಿದೆ. ರಿಸಲ್ಟ್ E20 ಇಂದ ಇಂಜಿನ್ ನಾಕಿಂಗ್ ಕೂಡ ಕಡಿಮೆ ಆಗುತ್ತೆ. ಹೈ ಆಕ್ಟೇನ್ ವ್ಯಾಲ್ಯೂನಿಂದ ಪಿಕಪ್ ಕೂಡ ಬೆಟರ್ ಆಗುತ್ತೆ.
2: ಹಾಗಿದ್ರೆ ನೋ ಕನ್ಫ್ಯೂಷನ್, ಓನ್ಲಿ ಕಾನ್ಫಿಡೆನ್ಸ್.
4: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: 1975 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1800

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆಯ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಗಾಳಿಪಟ ಚಿತ್ರಕ್ಕಿಂದು ಉದಿತ್ ನಾರಾಯಣ್ ಹಾಗೂ ಅನುರಾಧ ಶ್ರೀರಾಮ್ ಅವರು ಹಾಡಿರುವ ಗೀತೆ. ಜಯಂತ್ ಕೈಕಿಣಿಯವರ ಸಾಹಿತ್ಯ, ಕೆ ವಿ ಹರಿಕೃಷ್ಣ ಅವರ ಸಂಗೀತ.

ಬಿದ್ದಾ ಚಿತ್ರಕ್ಕಿಂದು ಹೇಮಂತ್ ಹಾಗೂ ಪ್ರಿಯದರ್ಶಿನಿ ಅವರು ಹಾಡಿದ್ದಾರೆ. ತಂಗಾಳಿ ನಾಗರಾಜ್ ಅವರ ಸಾಹಿತ್ಯವಿದೆ, ವೆಂಕಟನಾರಾಯಣ್ ಅವರ ಸಂಗೀತ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಹಸ್ತಾಂತರ ಬಳಿಕವೂ ಗ್ರಾಮ ಪಂಚಾಯತ್ಗಳ ಬ್ಯಾಂಕ್ ಖಾತೆ ವಹಿವಾಟು ತನಿಖೆಗೆ ಸಚಿವ ಈಶ್ವರ್ ಖಂಡ್ರೆ ಸೂಚನೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಸಂಪುಟ ಸಭೆ ಪ್ರಗತಿಯಲ್ಲಿ. ರಾಷ್ಟ್ರೀಯ ಕಾರ್ಯಾಚರಣೆ ವಿಚಾರ: ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ನಡೆಸುವಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಆಗ್ರಹ. ಮಂಗಳೂರು ದಸರಾ ಮಹೋತ್ಸವಕ್ಕೆ ಇಂದು ಮುಖ್ಯಮಂತ್ರಿ ಚಾಲನೆ. ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡಿದ ಹಿನ್ನೆಲೆ 100 ಅಡಿ ತಲುಪಿದ ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ. ವಾರ್ತೆಗಳ ವಿವರ: ಗ್ರಾಮ ಪಂಚಾಯಿತಿಗಳು ಪಟ್ಟಣ ಪಂಚಾಯಿತಿಯಾಗಿ ಇಲ್ಲವೇ ನಗರಸಭೆ ನಗರ ಪಾಲಿಕೆಯಲ್ಲಿ ಸೇರ್ಪಡೆಯಾಗಿ ಸಂಪೂರ್ಣ ಹಸ್ತಾಂತರವಾದ ಬಳಿಕವೂ ಗ್ರಾಮ ಪಂಚಾಯತ್ ಬ್ಯಾಂಕ್ ಖಾತೆಗಳಲ್ಲಿ ವಹಿವಾಟು ನಡೆದಿರುವ ಬಗ್ಗೆ ಸಮಗ್ರ ತನಿಖೆ ನಡೆಸಿ ವರದಿ ಸಲ್ಲಿಸುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಈ ಸಂಬಂಧ ಇಲಾಖೆಯ ಕಾರ್ಯದರ್ಶಿಗೆ ಲಿಖಿತ ಸೂಚನೆ ನೀಡಿದ್ದು ತನಿಖೆ ನಡೆಸುವಂತೆ ಆದೇಶಿಸಿದ್ದಾರೆ. ಹಸ್ತಾಂತರವಾಗಿರುವ ಗ್ರಾಮ ಪಂಚಾಯತ್ಗಳ ಬ್ಯಾಂಕ್ ಖಾತೆಗಳಲ್ಲಿ ಅಕ್ರಮವಾಗಿ ವಹಿವಾಟು ನಡೆದಿದೆಯೇ, ಗ್ರಾಮಗಳ ಕಾಮಗಾರಿಗೆ ಪಂಚಾಯಿತಿ ವತಿಯಿಂದ ಹಣ ಭರಿಸಲಾಗಿದೆಯೇ ಎಂಬ ಬಗ್ಗೆ ಪರಿಶೀಲನೆ ನಡೆಸಲು ಒಂದು ಸಮಿತಿ ರಚಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಈ ಕುರಿತ ವರದಿಯನ್ನು 30 ದಿನಗಳ ಒಳಗಾಗಿ ಸಲ್ಲಿಸಲು ಅವರು ಸೂಚನೆ ನೀಡಿದ್ದಾರೆ. ಅಕ್ರಮ ನಡೆದಿರುವುದು ಮೇಲ್ನೋಟಕ್ಕೆ ಕಂಡುಬಂದಲ್ಲಿ ಸಂಬಂಧಿತ ಸಿಬ್ಬಂದಿಯನ್ನು ಅಮಾನತು ಮಾಡಿ ಪೊಲೀಸ್ ಠಾಣೆಗೆ ದೂರು ದಾಖಲಿಸಿ ಎಫ್ಐಆರ್ ದಾಖಲಿಸುವಂತೆ ಅವರು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಸಂಪುಟ ಸಭೆ ನಡೆಯುತ್ತಿದೆ. ಇಂದಿನ ಸಭೆಯಲ್ಲಿ 2003ರಲ್ಲಿ ಸಂಚಲನ ಮೂಡಿಸಿದ್ದಂತಹ ರಿಂಗ್ ರೋಡ್ ಶುಭಾ ಪ್ರಕರಣದ ಅಪರಾಧಿಗಳಾದಂತಹ ಶುಭಾ ಶಂಕರನಾರಾಯಣ ಮತ್ತು ಡಿ ವರುಣ್ ವರ್ಮಾ ಸಲ್ಲಿಸಿರುವಂತಹ ಕ್ಷಮಾದಾನ ಅರ್ಜಿಗಳ ಕುರಿತು ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ 4 ಆರೋಪಿಗಳಿಗೆ ವಿಧಿಸಲಾಗಿದ್ದ ಜೀವಾವಧಿ ಶಿಕ್ಷೆಯನ್ನು ಸುಪ್ರೀಂಕೋರ್ಟ್ ಎತ್ತಿಹಿಡಿದಿತ್ತು. ಈ ನಡುವೆ ಶುಭಾ ರಾಜ್ಯಪಾಲರಿಗೆ ಕ್ಷಮಾದಾನ ಅರ್ಜಿ ಸಲ್ಲಿಸಿದ್ದು, ರಾಜ್ಯಪಾಲರ ಕಾರ್ಯಾಲಯವು ಅರ್ಜಿಯನ್ನು ಪರಿಶೀಲನೆ ನಡೆಸುವಂತೆ ರಾಜ್ಯ ಗೃಹ ಇಲಾಖೆಗೆ ರವಾನಿಸಿದೆ. ಈ ಹಿನ್ನೆಲೆಯಲ್ಲಿ ಇಂದಿನ ಸಂಪುಟ ಸಭೆಯಲ್ಲಿ ಈ ಕುರಿತಂತೆ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ನಡೆದಿದೆ ಎನ್ನಲಾದಂತಹ ರಹಸ್ಯ ಕಾರ್ಯಾಚರಣೆ ಕುರಿತಂತೆ ತಮ್ಮನ್ನು ಗುರಿಯಾಗಿಸಲು ಪೊಲೀಸ್ ಇಲಾಖೆ ಮತ್ತು ಸರ್ಕಾರಿ ಯಂತ್ರವನ್ನು ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ

0: ಮಾಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮ್ಮನ್ನು ಬಂಧಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಸವಾಲು ಹಾಕಿದ್ದಾರೆ. ರಹಸ್ಯ ಕಾರ್ಯಾಚರಣೆ ಕುರಿತು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ನಡೆಸುವಂತೆ ಅವರು ಆಗ್ರಹಿಸಿದ್ದಾರೆ. ರಾಜ್ಯ ಮತ್ತು ಮಹಾರಾಷ್ಟ್ರದ ಕಬ್ಬು ಬೆಳೆಗಾರರ ನ್ಯಾಯಯುತ ಬೇಡಿಕೆಗಳಿಗೆ ಸ್ಪಂದಿಸಲು ಮತ್ತು ಸಮಸ್ಯೆಗಳನ್ನು ಪರಿಶೀಲಿಸಲು ಕೇಂದ್ರ ಸರ್ಕಾರ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಧನ್ಯವಾದ ಸಲ್ಲಿಸಿದ್ದಾರೆ. ಕಬ್ಬು ಬೆಳೆಗಾರರು ಎದುರಿಸುತ್ತಿರುವಂತಹ ಸಮಸ್ಯೆಗಳಿಗೆ ಸಮಗ್ರ ಪರಿಹಾರ ಕಂಡುಕೊಳ್ಳಲು ನೀತಿ ಆಯೋಗದ ಮಾಜಿ ಸದಸ್ಯ ಪ್ರೊಫೆಸರ್ ರಮೇಶ್ ಚಂದ್ ನೇತೃತ್ವದಲ್ಲಿ ಸಮಿತಿ ರಚಿಸಲಾಗಿದೆ ಎಂದು ವಿಜಯೇಂದ್ರ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ರೈತರ ಬೇಡಿಕೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಸಕಾರಾತ್ಮಕವಾಗಿ ಸ್ಪಂದಿಸಿದ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಮಂಗಳೂರು ದಸರಾ ಮಹೋತ್ಸವಕ್ಕೆ ಇಂದು ಸಂಜೆ ಚಾಲನೆ ದೊರೆಯಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದಸರಾ ಮಹೋತ್ಸವವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಸಂಜೆ 4:10 ಮಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸುವ ಮುಖ್ಯಮಂತ್ರಿ ಕಾಪು ಉಚ್ಚಿಲ ಮಹಾಲಕ್ಷ್ಮಿ ದೇಗುಲಕ್ಕೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಮಹಿಳಾ ದಸರಾ ಉದ್ಘಾಟನೆ ಮತ್ತು ಮುಖ್ಯಮಂತ್ರಿಗಳ ಅಭಿನಂದನಾ ಸಮಾರಂಭ ಜರುಗಲಿದೆ. ಬಳಿಕ ಮಂಗಳೂರಿಗೆ ಆಗಮಿಸಲಿರುವ ಅವರು ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರಕ್ಕೆ ಆಗಮಿಸಿ ಮಂಗಳೂರು ದಸರಾವನ್ನ ಉದ್ಘಾಟನೆ ಮಾಡಲಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಎ ಮತ್ತು ಸುಪ್ರೀಂಕೋರ್ಟ್ ಆದೇಶದ ಮೇರೆಗೆ ನಿರಂತರವಾಗಿ ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಮಾಡಿದ ಪರಿಣಾಮ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ 100 ಅಡಿಗೆ ಬಂದು ತಲುಪಿದೆ. 124.89 ಅಡಿ ನೀರಿನ ವಿಸ್ತೀರ್ಣ ಹೊಂದಿರುವಂತಹ ಅಣೆಕಟ್ಟೆಯಲ್ಲಿ ಪ್ರಸ್ತುತ ನೀರಿನ ಮಟ್ಟ 100 ಅಡಿ ಮಾತ್ರ ಇದೆ. ಜಲಾಶಯಕ್ಕೆ 576 ಕ್ಯೂಸೆಕ್ ಒಳಹರಿವು ಇದ್ದು ಜಲಾಶಯದಿಂದ 2658 ಕ್ಯೂಸೆಕ್ ನೀರನ್ನು ನದಿಗೆ ಹರಿಬಿಡಲಾಗುತ್ತಿದೆ. ಕೆಆರ್ಎಸ್ ಅಣೆಕಟ್ಟೆಯಲ್ಲಿ ನೀರು ಕುಸಿದಿರುವ ಪರಿಣಾಮ ಕುಡಿಯುವ ನೀರಿಗೂ ಆಹಾಕಾರ ಉಂಟಾಗಬಹುದು ಎಂದು ಅಂದಾಜಿಸಲಾಗಿದೆ. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ದತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಆಯುಷ್ಮಾನ್ ಭಾರತ್ ಪಿಎಂ ಜೆಎವೈ ಕುರಿತಾದಂತಹ ವರದಿ ಇದೀಗ ಮೂಡಿಬರಲಿದೆ. ಬಡ ಮತ್ತು ನಿರ್ಗತಿಕ ಕುಟುಂಬಗಳಿಗೆ ವರ್ಷಕ್ಕೆ 5 ಲಕ್ಷದವರೆಗೆ ನಗದುರಹಿತ ಆರೋಗ್ಯ ವಿಮೆಯನ್ನು ಒದಗಿಸುವ ಉದ್ದೇಶದಿಂದ 2018ರಲ್ಲಿ ಪ್ರಾರಂಭವಾದಂತಹ ಆಯುಷ್ಮಾನ್ ಭಾರತ್ ಪಿಎಂ ಜೆಎವೈ ಯೋಜನೆಯು ಬಡತನ ಮತ್ತು ಆರೋಗ್ಯ ಸೇವೆಯ ನಡುವಿನ ಸಂಬಂಧವನ್ನೇ ಬದಲಾಯಿಸಿದೆ. ಪ್ರತಿ ಕುಟುಂಬಕ್ಕೆ ವಾರ್ಷಿಕ 5 ಲಕ್ಷದವರೆಗಿನ ನಗದುರಹಿತ ಚಿಕಿತ್ಸಾ ರಕ್ಷಣೆಯನ್ನು ಒದಗಿಸುವ ಈ ಯೋಜನೆಯು ಭಾರತದ ಶೇಕಡ 40ರಷ್ಟು ಅತ್ಯಂತ ಬಡ ಜನಸಂಖ್ಯೆಯನ್ನು ಗುರಿಯಾಗಿಸಿಕೊಂಡಿದೆ. ಬೆಂಗಳೂರು ಆಕಾಶವಾಣಿ ನಿಲಯದಲ್ಲಿಂದು ಆಯೋಜನೆ ಮಾಡಲಾಗಿದ್ದಂತಹ ವಿವಿಧ ಭಾರತೀಯ 56ನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಖ್ಯಾತ ಉದಯ್ ಜಾದೂಗರ್ ಭಾಗಿಯಾಗಿದ್ದರು. ಹಲವು ವರ್ಷಗಳಿಂದ ಸಕ್ರಿಯ ಜೀವನದಿಂದ ದೂರ ಉಳಿದಿದ್ದಂತಹ ಅವರು ಮತ್ತೊಮ್ಮೆ ಸಾರ್ವಜನಿಕರೊಂದಿಗೆ ಸಂಪರ್ಕ ಕಲ್ಪಿಸುವ ಇಂಗಿತ ವ್ಯಕ್ತಪಡಿಸಿದ ಅವರು ಆಕಾಶವಾಣಿಯಲ್ಲಿ ಅವರು ಭಾಗಿಯಾದಂತಹ ಕಾರ್ಯಕ್ರಮದ ಕುರಿತು ಪ್ರಸ್ತಾಪಿಸಿದರು.
3: ಹಲವಾರು ವರ್ಷಗಳಿಂದ ನಾನು ಬಂದು ಆಗಾಗ ಇಲ್ಲಿ ಮಾತಾಡಿದ್ದಿದೆ ಆಕಾಶವಾಣಿಯಲ್ಲಿ. ಈಗ ನಾನು ಹೊಸದಾಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಉದಯ್ ಡಾಟ್ ಜಾದುಗಾರ್ ಅಂತ ಅಕೌಂಟ್ ಓಪನ್ ಮಾಡಿದ್ದೀನಿ. ಪ್ರತಿದಿನ ಮ್ಯಾಜಿಕ್ ಹೇಳ್ಕೊಡ್ತೀನಿ, ಮಾತಾಡೋಗೊಮ್ಮೆ ಹೇಳ್ಕೊಡ್ತೀನಿ, ಮತ್ತೆ ಜೋಕ್ಸ್ ಹೇಳ್ತೀನಿ, ಜೀವನದ ನೀತಿ ನಿಯಮಗಳನ್ನ ಪಾಸಿಟಿವ್ ಥಿಂಕಿಂಗ್ ಅನ್ನ ಎಲ್ಲ ಹೇಳ್ಕೊಡ್ತೀನಿ, ದಯವಿಟ್ಟು ನೋಡಿ.
0: ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತಹ ನಿಲಯದ ಮುಖ್ಯಸ್ಥರಾದಂತಹ ಕೆಪಿ ಸಂಜೀವ್, ವಿವಿಧ ಭಾರತೀಯ ವಾಹಿನಿಯಲ್ಲಿ ಸೇವೆ ಸಲ್ಲಿಸಿದ ಪೂರ್ವ ಮತ್ತು ಹಾಲಿ ಅಧಿಕಾರಿಗಳು ಮತ್ತು ತಾಂತ್ರಿಕ ವರ್ಗಕ್ಕೆ ಧನ್ಯವಾದ ಅರ್ಪಿಸಿದರು. ವಿವಿಧ ಭಾರತಿಯಲ್ಲಿ ಮೂಡಿಬರುವಂತಹ ಕಾರ್ಯಕ್ರಮಗಳು ಮತ್ತಷ್ಟು ಸದಭಿರುಚಿಯಿಂದ ಕೂಡಿರಲಿ ಎಂದು ಕೋರಿದ ಅವರು, ಜೆನ್ಜಿಗೆ ರುಚಿಸುವ ಕಾರ್ಯಕ್ರಮಗಳತ್ತಲೂ ಗಮನ ಹರಿಸುವಂತೆ ಸಲಹೆ ನೀಡಿದರು. ರಾಜ್ಯ ಸರ್ಕಾರದ ಸಾರ್ವಜನಿಕ ಉದ್ಯಮಗಳ ಸಮಿತಿಯು ಇಂದು ಹಾಸನ ಜಿಲ್ಲೆಯಲ್ಲಿ ನಡೆಯುತ್ತಿರುವಂತಹ ಎತ್ತಿನಹೊಳೆ ಯೋಜನೆಯ ಕಾಮಗಾರಿ ವೀಕ್ಷಣೆ ನಡೆಸಿತು. ಸಮಿತಿ ಸದಸ್ಯರಾದಂತಹ ಡಾ ಎಂಸಿ ಸುಧಾಕರ್ ಮಾತನಾಡಿ, ಎತ್ತಿನಹೊಳೆ ಯೋಜನೆಯ ಪ್ರಗತಿ ಮತ್ತು ಮಹಾಲೇಖಪಾಲರ ಕೆಲವು ಆಕ್ಷೇಪಣೆಗಳ ಬಗ್ಗೆ ಖುದ್ದಾಗಿ ಪರಿಶೀಲನೆ ನಡೆಸಬೇಕೆಂಬ ಉದ್ದೇಶದಿಂದ ಭೇಟಿಯನ್ನು ನೀಡಲಾಗಿದೆ.

0: ಮುಂದಾಗಿದೆ ಎಂದು ತಿಳಿಸಿದ್ದಾರೆ. ಯೋಜನೆಯ ಪ್ರಗತಿಯ ಬಗ್ಗೆ ಅಧ್ಯಯನ ನಡೆಸಿ ಸಮಿತಿಯಲ್ಲಿ ವಿಸ್ತೃತವಾಗಿ ಚರ್ಚೆ ನಡೆಸಿ ವರದಿ ನೀಡಲಾಗುವುದು ಎಂದು ಹೇಳಿದ್ದಾರೆ. ಕಳೆದ 5-6 ವರ್ಷದ ಸರಾಸರಿ ಮಳೆ ಮಾಪನದ ಅಂಕಿಅಂಶಗಳನ್ನು ಗಮನಿಸಿದರೆ 14.5 ಟಿಎಂಸಿ ಕುಡಿಯುವ ನೀರು 7 ಜಿಲ್ಲೆಗಳಿಗೆ ಲಭಿಸಲಿದೆ ಎಂದು ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಅರ್ಥಪೂರ್ಣವಾಗಿ ಹಾಗೂ ವಿಜೃಂಭಣೆಯಿಂದ ಆಚರಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಹಾಸನ ಅಪರ ಜಿಲ್ಲಾಧಿಕಾರಿ ಕೃಷ್ಣಮೂರ್ತಿ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ರಾಮನಗರ ಜಿಲ್ಲೆಯಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ನಡೆಯುತ್ತಿದ್ದು ಅಂತಿಮ ಮತದಾರರ ಪಟ್ಟಿಯನ್ನು ಇದೇ 27 ಪ್ರಕಟಿಸಲಾಗುವುದು ಎಂದು ಜಿಲ್ಲಾ ಚುನಾವಣಾಧಿಕಾರಿ ಯಶವಂತ್ ವಿ ಗುರುಕರ್ ತಿಳಿಸಿದ್ದಾರೆ. ಚಿತ್ರದುರ್ಗದ ಚಳ್ಳಕೆರೆ ತಾಲೂಕಿನ ಬೊಮ್ಮಸಂತದ ಗ್ರಾಮದ ಗ್ರಾಮೀಣ ಪ್ರತಿಭೆ ವಿ ರಾಧಾ ವೆಂಕಟೇಶ್ ಜಪಾನ್ನಲ್ಲಿ ಅಕ್ಟೋಬರ್ 17-26 ನಡೆಯಲಿರುವಂತಹ ಪ್ಯಾರಾ ಅಥ್ಲೆಟಿಕ್ಸ್ ಕ್ರೀಡಾಕೂಟದ 1500 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಭಾರತವನ್ನು ಪ್ರತಿನಿಧಿಸಲು ಅಧಿಕೃತವಾಗಿ ಆಯ್ಕೆಯಾಗಿದ್ದಾರೆ. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳು ಕುಗ್ಗಿದ್ದು ಬೆಲೆ ಏರಿಕೆ ಮತ್ತು ಭ್ರಷ್ಟಾಚಾರ ಹೆಚ್ಚಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಆರೋಪ ಮಾಡಿದ್ದಾರೆ. ಧಾರವಾಡದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗೃಹಲಕ್ಷ್ಮಿ ಯೋಜನೆಯ ಹಣ ಪಾವತಿಯಲ್ಲಿ ವಿಳಂಬ, ಶಕ್ತಿ ಯೋಜನೆಯಿಂದ ಕೆಎಸ್ಆರ್ಟಿಸಿ ಎದುರಿಸುತ್ತಿರುವಂತಹ ಆರ್ಥಿಕ ಸಂಕಷ್ಟ ಮತ್ತು ವಿವಿಧ ಶುಲ್ಕಗಳ ಹೆಚ್ಚಳವನ್ನು ಪ್ರಸ್ತಾಪಿಸಿ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೆಪಿಎಸ್ಸಿ ಭ್ರಷ್ಟಾಚಾರ ಪ್ರಕರಣದಲ್ಲಿ ಹಿರಿಯ ಅಧಿಕಾರಿಗಳು ಹಾಗೂ 6 ಹೆಚ್ಚು ಸಚಿವರು ಭಾಗಿಯಾಗಿದ್ದಾರೆ ಎಂಬ ಮಾಹಿತಿ ಇದ್ದು ಪ್ರಕರಣವನ್ನು ಮುಚ್ಚಿಹಾಕುವ ಪ್ರಯತ್ನ ನಡೆಸಲಾಗುತ್ತಿದೆ ಎಂದು ಈ ಬಗ್ಗೆ ಅನುಮಾನವಿದೆ ಎಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಸ್ತಾಂತರ ಬಳಿಕವೂ ಗ್ರಾಮ ಪಂಚಾಯತ್ಗಳ ಬ್ಯಾಂಕ್ ಖಾತೆ ವಹಿವಾಟು ತನಿಖೆಗೆ ಸಚಿವ ಈಶ್ವರ್ ಖಂಡ್ರೆ ಸೂಚನೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಸಂಪುಟ ಸಭೆ ಪ್ರಗತಿಯಲ್ಲಿ. ರಹಸ್ಯ ಕಾರ್ಯಾಚರಣೆ ವಿಚಾರ, ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ನಡೆಸುವಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಆಗ್ರಹ. ಮಂಗಳೂರು ದಸರಾ ಮಹೋತ್ಸವಕ್ಕೆ ಇಂದು ಮುಖ್ಯಮಂತ್ರಿ ಚಾಲನೆ. ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡಿದ ಹಿನ್ನೆಲೆ 100 ಅಡಿ ತಲುಪಿದ ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ ಬೆಂಗಳೂರು. ಕಾರ್ಯಕ್ರಮ ಸ್ನೇಹ ಭಾರತಿ.
2: ಈ E20 ಬಗ್ಗೆ ಇಷ್ಟೊಂದು ಕನ್ಫ್ಯೂಷನ್ ಯಾಕೆ?
3: ನನಗಂತೂ ಫುಲ್ ಕಾನ್ಫಿಡೆನ್ಸ್. E20 ಅನ್ನು ಆಟೋಮೋಟಿವ್ ಮತ್ತು ಫ್ಯೂಯಲ್ ಟೆಸ್ಟಿಂಗ್ ಎಕ್ಸ್ಪರ್ಟ್ಸ್ ಎಕ್ಸ್ಟೆನ್ಸಿವ್ ಆಗಿ ಟೆಸ್ಟ್ ಮಾಡಿದ್ದಾರೆ. ಟೆಸ್ಟಿಂಗ್ ನಲ್ಲಿ ಯಾವುದೇ ಅಬ್ನಾರ್ಮಲ್ ಇಂಜಿನ್ ವೇರ್ ಕಂಡು ಬಂದಿಲ್ಲ. ಅಷ್ಟೇ ಅಲ್ಲ, ಫ್ಯೂಯಲ್ ಸಿಸ್ಟಮ್ ಮೆಟೀರಿಯಲ್ಸ್ ಅನ್ನು E20 ಕಂಪ್ಯಾಟಿಬಿಲಿಟಿಗಾಗಿ ಇವ್ಯಾಲ್ಯೂಯೇಟ್ ಮಾಡಲಾಗಿದೆ. ರಿಸಲ್ಟ್ E20 ಇಂದ ಇಂಜಿನ್ ನಾಕಿಂಗ್ ಕೂಡ ಕಡಿಮೆ ಆಗುತ್ತೆ. ಹೈ ಆಕ್ಟೇನ್ ವ್ಯಾಲ್ಯೂನಿಂದ ಪಿಕಪ್ ಕೂಡ ಬೆಟರ್ ಆಗುತ್ತೆ.
2: ಹಾಗಿದ್ರೆ ನೋ ಕನ್ಫ್ಯೂಷನ್, ಓನ್ಲಿ ಕಾನ್ಫಿಡೆನ್ಸ್.
4: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
5: ಆಕಾಶವಾಣಿ ಬ್ಯಾಂಗ್ಲೋರ್.

ಆಕಾಶವಾಣಿ ಬೆಂಗಳೂರು ನಮ್ಮ ನಿಲಯದ ಮಧ್ಯಾಹ್ನದ ಪ್ರಸಾರವನ್ನು ಮುಗಿಸುವ ಮುನ್ನ ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಸಂಜೆ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು, 6:15 ಕನ್ನಡ ರತ್ನ ಭಂಡಾರದ ಮರು ಪ್ರಸಾರ, ಪ್ರಸ್ತುತಿ ಬಿಕೆ ಸುಮತಿ, 6:30 ಜಿಲ್ಲಾ ವಾರ್ತಾಪತ್ರ, 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ಕೃಷಿ ವಸ್ತು ಸಂಗ್ರಹಾಲಯಗಳು ಈ ಕುರಿತಾಗಿ ಡಾಕ್ಟರ್ ಪ್ರಹ್ಲಾದ್ ಭಟ್ ಅವರೊಂದಿಗೆ ಸಂದರ್ಶನ ಕೇಳುವರೆ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ, ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಮಂತ್ರಾಲಯ. 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರಮ್ಮ ಮತ್ತು ಸಂಗಡಗರಿಂದ ಸೋಬಾನೆ ಪದ ಪ್ರಸಾರವಾಗುವುದು. ಏಳು 7:45 ಸಿರಿಗಂಧ, 9:15 ವಿ ಶೈಲಜಾ ಅವರು ಹಾಡಿರುವಂತಹ ಭಾವಗೀತೆಗಳನ್ನು ಕೇಳಬಹುದು. ರಾತ್ರಿ 9:30 ಕನ್ನಡ ಭಾರತಿ, ಸಣ್ಣ ಕತೆ ಕಣ್ಣ ಮುಚ್ಚಾಲೆ, ಪ್ರಸ್ತುತಿ ಶ್ರೀನಿವಾಸ್ ಜೋಕಟ್ಟೆ, ನಂತರ ಕಾವ್ಯಧಾರೆ ಜ್ಯೋತಿ ಮಹಾದೇವ್ ಅವರಿಂದ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

ರಾತ್ರಿ 10 ಗಂಟೆಗೆ ಚರ್ಮರೋಗಕ್ಕೆ ಹೋಮಿಯೋಪತಿ ಚಿಕಿತ್ಸೆ. ಈ ಕುರಿತು ಡಾಕ್ಟರ್ ಎಚ್ ಎಸ್ ಪ್ರಸನ್ನ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಕರು ಜಾಂಪಣ್ಣ ಶಿಹಾಳ್. ರಾತ್ರಿ 10:30ಕ್ಕೆ ಗೀತಚಂದ್ರಿಕೆ ಮೆಲೋಡಿ ಟೈಮ್. ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ಇದುವರೆಗೆ ಈ ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದ ಮಧ್ಯಾಹ್ನ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡುತ್ತಿದ್ದೇವೆ. ಈಗ ಸಮಯ 3:30 ನಮ್ಮ ನಿಲಯದ ಸಂಜೆ ಪ್ರಸಾರ 5:30 ಪ್ರಾರಂಭವಾಗುವುದು. ಅಲ್ಲಿಯವರೆಗೆ ಅರುಣಾ ಪ್ರಕಾಶ್ಗೆ ವಿದಾಯವಿರಲಿ. ನಮಸ್ಕಾರ.

0: ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: ಬ್ರೋ, ಪ್ರತಿದಿನ 6-7 ಕೋಟಿ ವಾಹನಗಳು ಪೆಟ್ರೋಲ್ ಪಂಪ್ ನಲ್ಲಿ ಫ್ಯೂಯಲ್ ತುಂಬಿಸಿಕೊಳ್ತವೆ. ದೇಶದಲ್ಲಿ ಸುಮಾರು 20 ಕೋಟಿ 2-ವೀಲರ್ಸ್ ಮತ್ತು 3 ಕೋಟಿ ಕಾರ್ಸ್ ಗಳು ಕಳೆದ 2.5 ವರ್ಷಗಳಿಂದ E20 ಮೇಲೆ ಓಡ್ತಿವೆ.
2: ಎಲ್ಲವೂ ಚೆನ್ನಾಗೇ ಓಡ್ತಿದೆ ಅಲ್ವಾ?
1: ಅದೇ ವಿಷಯ, E20 ನಿಂದ ನಿಜವಾಗಿಯೂ ವೈಡ್ ಸ್ಪ್ರೆಡ್ ಪ್ರಾಬ್ಲಮ್ ಇದ್ದಿದ್ರೆ ಇಷ್ಟರೊಳಗೆ ಅದು ಖಂಡಿತ ನಮ್ ಮುಂದೆ ಬರ್ತಿತ್ತು. ಆದ್ರೆ ಹಾಗೇನೂ ಆಗಿಲ್ಲ. ಹಾಗಾಗಿ ರೂಮರ್ಸ್ ನಲ್ಲಲ್ಲ, ಫ್ಯಾಕ್ಟ್ಸ್ ನಲ್ಲಿ ನಂಬಿಕೆ ಇಡಿ.
3: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
4: ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆ.

ಕೇಳುಗರಿಗೆ ನಿಮ್ಮ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸಮಯ 3:33 ಆಗಿದೆ. ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ. ಹೊಂಬಿಸಿಲು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ಪ್ರಶ್ನೆಗಳಿರುತ್ತೆ, ನೀವು ಉತ್ತರ ಕೊಡ್ತೀರಾ, ಹಾಗೆ ಸಾಕಷ್ಟು ಸಾಮಾನ್ಯ ಜ್ಞಾನಗಳನ್ನು ಕೂಡ ನೀವು ಹೆಚ್ಚು ಮಾಡ್ಕೊಳ್ತೀರಾ. ಹಾಗಿದ್ರೆ ಇವತ್ತಿನ ಪ್ರಶ್ನೆ ಏನಪ್ಪ ಅಂತ ನೀವು ಕಾತರದಿಂದ ಕಾಯ್ತಿದ್ದೀರಾ ಅಂತ ನನಗೊತ್ತು. ನವರಾತ್ರಿ ಅಲ್ವಾ, ಯಾಕೊಂದು ಭಕ್ತಿ ಪ್ರಧಾನ ಸಿನಿಮಾದ ಒಂದು ಪ್ರಶ್ನೆ ಕೇಳಬಾರದು ಅಂತ ಅನ್ನಿಸ್ತು. ಹಾಗಿದ್ರೆ ಮೊದಲನೇ ಪ್ರಶ್ನೆ ತಡ ಮಾಡದೆ ಕೇಳ್ಬಿಡ್ತೀನಿ, ಯಾಕೆಂದ್ರೆ ಸಮಯಾವಕಾಶ ಬಹಳ ಕಡಿಮೆ ಇದೆ. ಬೆಟ್ಟದ ತಾಯಿ ಸಿನಿಮಾ ನೀವು ನೋಡೇ ಇರ್ತೀರಾ. ಶ್ರೀನಾಥ್ ಮತ್ತು ಆರತಿ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಬಾಲನಟಿಯಾಗಿ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿರುವಂತಹ ಕಲಾವಿದೆಯ ಹೆಸರೇನು ಅನ್ನೋದು ನನ್ನ ಮೊದಲನೇ ಪ್ರಶ್ನೆ. ಮತ್ತೊಮ್ಮೆ ಪ್ರಶ್ನೆ, ಬೆಟ್ಟದ ತಾಯಿ ಕನ್ನಡ ಸಿನಿಮಾದಲ್ಲಿ ಶ್ರೀನಾಥ್ ಹಾಗೂ ಆರತಿಯ ಜೊತೆಗೆ ಬಾಲನಟಿಯಾಗಿ ಅಭಿನಯಿಸಿರುವಂತಹ ಮುಖ್ಯ ಪಾತ್ರಧಾರಿ ಯಾರು ಅನ್ನುವಂಥದ್ದು ನನ್ನ ಪ್ರಶ್ನೆಯಾಗಿದೆ. ಒಂದು ಹಾಡಿನ ಅವಕಾಶ ಇರುತ್ತೆ. ಹಾಡು ಮುಗಿದರೊಳಗಾಗಿ ನೀವು ನಿಮ್ಮ ಉತ್ತರವನ್ನು 9 4 8 0 9 0 1 0 1 3 ಈ ಸಂಖ್ಯೆಗೆ ಕಳಿಸಿ.

0: ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: ಆಕಾಶವಾಣಿ ಎಫ್ಎಂ ರೇನ್ಬೋ.
2: ಸಮಯ 3:40 ಆಗ್ತಾ ಇದೆ. ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ. ಮೊದಲನೇ ಪ್ರಶ್ನೆ ಕೇಳಿದ್ದೆ, ಏನಂತ ಕೇಳಿದ್ದೆ, ಎಸ್ ಬೆಟ್ಟದ ತಾಯಿ ಸಿನಿಮಾದಲ್ಲಿ ಶ್ರೀನಾಥ್ ಹಾಗೂ ಆರತಿ ಅವರ ಜೊತೆಗೆ ಬಾಲನಟಿಯಾಗಿ ಅಭಿನಯಿಸಿದಂತಹ ಕಲಾವಿದೆ ಯಾರು, ಬಾಲನಟಿ ಯಾರು ಅನ್ನೋದು ನನ್ನ ಪ್ರಶ್ನೆಯಾಗಿತ್ತು. ಸರಿಯಾದ ಉತ್ತರ ಯಾರ್ಯಾರು ಕೊಟ್ಟಿದ್ದಾರೆ ನೋಡುವಂತಹ ಸಮಯ. ಎಸ್, ಸರಿಯಾದ ಉತ್ತರವನ್ನ ಯಾರು ಕೊಟ್ಟಿದ್ದಾರೆ, ಯಾರು ಕೊಟ್ಟಿದ್ದಾರೆ? ಹಾ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಚಂದ್ರಪ್ಪ ಉತ್ತರಹಳ್ಳಿಯಿಂದ, ಸುಧಾ ಬೂದಿಹಾಳಿಂದ, ಹಾಗೆ ಸುಧಾ ಅವರು ಬೂದಿಹಾಳಿಯಿಂದ ಉತ್ತರ ಕೊಟ್ಟಿದ್ದಾರೆ. ಹಾಗೆ ಬಿಳೆಬಾವಿಯಿಂದ ಮಂಜುನಾಥ್ ಇಂದರ್ಗಿ ಅವರ ಉತ್ತರ ಕೂಡ ಸರಿಯಾಗಿದೆ. ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಬಿ ವಿಶ್ವನಾಥ್ ಬಳ್ಳಾರಿಯಿಂದ ಉತ್ತರವನ್ನು ಕೊಟ್ಟಿದ್ದಾರೆ ಸರಿಯಾದ ಉತ್ತರ. ಜಯರಾಮ್ ಟೈಲರ್ ಸಾಗರದಿಂದ, ಹೊನ್ನೂರ್ ಆಲಿ ಅವರ ಉತ್ತರ ಸರಿಯಾಗಿದೆ. ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರಿನಿಂದ, ರಾಮಚಂದ್ರಾಪುರಂನಿಂದ ಪದ್ಮಶ್ರೀ ಅವರ ಉತ್ತರ ಸರಿಯಾಗಿದೆ. ಹುಬ್ಬಳ್ಳಿಯ ಲೋಹಿಯಾನಗರದಿಂದ ಚನ್ನಬಸಪ್ಪ ಕರಮಡಿಯವರ ಉತ್ತರ, ಲಕ್ಷ್ಮೀದೇವಮ್ಮ ಸಾತನೂರಿನಿಂದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಇನ್ಯಾರು ಸಂದೇಶವನ್ನು ಕಳಿಸಿರುವಂಥದ್ದು? ಎಸ್ ಎಸ್, ಮಂಜುನಾಥ್ ಲಗ್ಗೆರೆಯಿಂದ ಉತ್ತರವನ್ನು ಕಳಿಸಿದ್ದಾರೆ ಸರಿಯಾದ ಉತ್ತರ. ಗುಣವತಿ ಭೀಮಪ್ಪ ದಾವಣಗೆರೆಯಿಂದ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಶ್ವೇತಾ ಎಸ್ರಾವ್ ಸುಳ್ಯದಿಂದ, ರಾಜ್ಕುಮಾರ್ ಕಾತರಕಿ ಕೆ ಎಚ್ ಬಿ ಕಾಲೋನಿಯಿಂದ, ಶ್ರೀಕಾಂತ್ ಗೋಡ್ಖಿಂಡಿ ಧಾರವಾಡದಿಂದ, ಮೇರಿ ಜಾನ್ಸ್ ಕೊಡತಿ ಗೇಟಿಂದ, ಹಾಗೆ ಜಗದಾಂಬಿಕಾ ಹಂಸವೇಣಿ ಅವರ ಉತ್ತರ ತಪ್ಪಾಗಿದೆ ಮೇಡಮ್. ನುಂಕಪ್ಪ ಕಾಂಬಳಿ ಮೊಳಕಾಲ್ಮೂರಿನಿಂದ ಉತ್ತರವನ್ನು ಕಳಿಸಿದ್ದಾರೆ. ಹರೀಶ್ ಮಲ್ಲೇಶ್ವರಂಯಿಂದ, ಹಾಗೆ ಸುಜಾತಾ ಕೆ ನಟರಾಜ್ ಹಾಸನದಿಂದ ಉತ್ತರವನ್ನು ಕಳಿಸಿದ್ದಾರೆ ಸರಿಯಾದ ಉತ್ತರ ಆಗಿದೆ. ಹರಿಹರನ್ ಎ ಅವರು ವಿಜ್ಞಾನ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇವರಿಷ್ಟು ಜನರ ಉತ್ತರ ಸದ್ಯಕ್ಕೆ ನಮಗೆ ಸಿಕ್ಕಿದೆ, ಸರಿಯಾದ ಉತ್ತರ ಆಗಿದೆ. ಬೇಬಿ ಸಿದ್ಲಿಂಗಮೂರ್ತಿಯವರು ಸಿರಿಗೆರೆಯಿಂದ ಈಗಷ್ಟೇ ಉತ್ತರವನ್ನು ಕಳಿಸಿದ್ದಾರೆ. ಸೊ ಇಷ್ಟು ಜನರ ಉತ್ತರ ಸರಿಯಾಗಿದೆ. ಇನ್ಯಾರು ಇನ್ನೂ ಟೈಪಿಸ್ತಾ ಇದ್ದಾರೆ, ಬಟ್ ಟೈಮ್ ಆಯಿತು. ಸರಿಯಾದ ಉತ್ತರ ಬೇಬಿ ಸೀತಾ. ಬೇಬಿ ಸೀತಾ ಅನ್ನುವಂಥದ್ದು ಸರಿಯಾದ ಉತ್ತರ. ಬೆಟ್ಟದ ತಾಯಿ ಸಿನಿಮಾ ದೇವಿ ಚಾಮುಂಡೇಶ್ವರಿಯ ಕಥೆಯನ್ನು ಉಳ್ಳಂತಹ, ಮಹಿಮೆಯನ್ನು ಸಾರುವಂತಹ ಒಂದು ಕಥೆ ಇರುವಂತಹ ಒಂದು ಸಿನಿಮಾ.
1: ಆಕಾಶವಾಣಿ ಎಫ್ಎಂ ರೇನ್ಬೋ.
2: ಎಸ್, ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್, ಎಫ್ ಎಂ ರೈನ್ಬೋ ಕೇಳ್ತಾ ಇದ್ದೀರಾ. ಮುಂದಿನ ಪ್ರಶ್ನೆ ಕಡೆ ಹೊರಳುವಂತಹ ಸಮಯ. ಹಿಂದಿ ಚಿತ್ರರಂಗದಲ್ಲಿ ಖಳನಾಯಕನಾಗಿ ಮಿಂಚಿ ಹೃದಯ ಗೆದ್ದ, ಯಾರ ಹೃದಯ ಗೆದ್ದ? ಜನರ ಹೃದಯ ಗೆದ್ದ ಪ್ರೇಮ್ ಚೋಪ್ರಾ. ಸುಖದೇವ್ ಹೆಸರಿನ ದೇಶ ಪ್ರೇಮಿಯಾಗಿ ಬಲಿದಾನ ಹೊಂದಿದಂತಹ ಪಾತ್ರದಲ್ಲಿ ಕಾಣಿಸ್ಕೊಂಡ್ರು. ಆ ಸಿನಿಮಾ ಯಾವುದು ಅನ್ನೋದು ನನ್ನ ಮುಂದಿನ ಪ್ರಶ್ನೆ. ಇನ್ನೊಂದ್ಸಲ ಪ್ರಶ್ನೆ ಕೇಳ್ತೀನಿ. ಹಿಂದಿ ಚಿತ್ರರಂಗದಲ್ಲಿ ಖಳನಾಯಕನಾಗಿ ಮಿಂಚಿ ಜನರ ಹೃದಯ ಗೆದ್ದಂತಹ ಪ್ರೇಮ್ ಚೋಪ್ರಾ, ಸುಖದೇವ್ ಅನ್ನುವಂತಹ ದೇಶ ಪ್ರೇಮಿಯ ಪಾತ್ರದಲ್ಲಿ, ಬಲಿದಾನ ಹೊಂದಿದಂತಹ ಒಂದು ಪಾತ್ರದಲ್ಲಿ ಕಾಣಿಸ್ಕೊಂಡ್ರು. ಆ ಸಿನಿಮಾ

ಸಮಯ 3:48 ಆಗಿದೆ. ಎಫ್ ಎಂ ರೇನ್ಬೋ ಕನ್ನಡ ಕಾಮನು ಬಿಲ್ಲು ಕೇಳ್ತಾ ಇದ್ದೀರಾ. ಪ್ರಶ್ನೆ ಏನಂತ ಕೇಳಿದ್ದೆ, ಹಿಂದಿ ಚಿತ್ರರಂಗದ ಖ್ಯಾತ ಖಳನಟ ಪ್ರೇಮ್ ಚೋಪ್ರಾ ಅವರು ದೇಶಭಕ್ತನೊಬ್ಬನ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ, ವೀರ ಬಲಿದಾನವನ್ನು ಹೊಂದಿದಂತಹ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಹಾಗಿದ್ರೆ ಆ ಸಿನಿಮಾ ಯಾವುದು ಅನ್ನೋದು ನನ್ನ ಪ್ರಶ್ನೆಯಾಗಿತ್ತು. ಸರಿಯಾದ ಉತ್ತರ ಜಗದಾಂಬಿಕಾ ಹಂಸವೇಣಿಯವರು ಕೊಟ್ಟಿದ್ದಾರೆ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ. ವಾಸೀಂ ಅಲಿ ಹನುಮಂತಾಪುರ ಜಗಳೂರಿನಿಂದ ಉತ್ತರವನ್ನು ಕೊಟ್ಟಿದ್ದಾರೆ. ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ. ರಾಜ್ಕುಮಾರ್ ಕಾತರ್ಕೆ ಕೆಎಚ್ ಬಿ ಕಾಲೋನಿಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಾ. ಇನ್ಯಾರು ಉತ್ತರವನ್ನು ಕೊಟ್ಟಿರುವಂಥದ್ದು, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ. ಮಂಜುನಾಥ್ ಲಗ್ಗೆರೆಯಿಂದ. ಸಿ ಎನ್ ಲಕ್ಷ್ಮಣ ಅವರ ಉತ್ತರ ಸರಿಯಾಗಿದೆ. ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ ಅವರ ಉತ್ತರ ಸರಿಯಾಗಿದೆ. ಸೋಮಶೇಖರ್ ಶಾಮನೂರು ದಾವಣಗೆರೆಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ನಿತ್ಯ ನೆಲಮಂಗಲದಿಂದ, ಬಿಳೆಬಾವಿಯಿಂದ ಮಂಜುನಾಥ್ ಇಂದರಗಿ, ಅನಂತಮೂರ್ತಿ ಶೃಂಗೇರಿಯಿಂದ, ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಸುಬ್ರಾಯಪ್ಪ ಅವರು ಸಾತನೂರಿನಿಂದ ಉತ್ತರವನ್ನು ಸರಿಯಾಗಿ ಕಳಿಸಿದ್ದಾರೆ. ಗೀತಾಮೂರ್ತಿ ಶೃಂಗೇರಿಯಿಂದ. ಹಾಗೆ ಯಲ್ಲಪ್ಪ ಯಾದವ್ ಅವರ ಉತ್ತರ ಕೂಡ ಸರಿಯಾಗಿದೆ. ವೇದಾ ಶೆಟ್ಟಿ ಕಾಳವರ ಕುಂದಾಪುರದಿಂದ ಸುಜಾತ ಕೆ ನಟರಾಜ್ ಉತ್ತರ ಸರಿಯಾಗಿ ಕಳಿಸಿದ್ದಾರೆ. ಶ್ರೀಕಾಂತ್ ಗೋಡ್ಗಿಂಡಿ ಧಾರವಾಡದಿಂದ. ಇನ್ನು ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರಿನಿಂದ. ಪದ್ಮಶ್ರೀ ಕುಟುಂಬದವರು ಉತ್ತರ ಸರಿಯಾಗಿದೆ. ಹರೀಶ್ ಮಲ್ಲೇಶ್ವರಂಯಿಂದ. ವರೇಣ್ ಅವರು ಸಂಡೂರಿನಿಂದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಮೇರಿ ಜಾನ್ಸ್ ಕೊಡತಿಗೇಟಿಂದ ಉತ್ತರವನ್ನು ಕಳಿಸಿದ್ದಾರೆ. ಮತ್ತಿನ್ಯಾರು ಉತ್ತರವನ್ನು ಕಳಿಸಿರುವಂಥದ್ದು, ಎ ಹರಿಹರನ್ ಅವರು ವಿಜ್ಞಾನ ನಗರದಿಂದ. ಗುಣವತಿ ಭೀಮಪ್ಪ ಧಾರವಾಡದಿಂದ. ಅನಿತಾ ಅನಂತರಾಜು ಗೊರ್ಲಡ್ಕು ಇವರ ಉತ್ತರ ಕೂಡ ಸರಿಯಾಗಿದೆ. ಸುಬ್ರಹ್ಮಣ್ಯ ಜಯಂತ್ ಅವರ ಉತ್ತರ ಸರಿಯಾಗಿದೆ. ಹಾಗೆ ಇನ್ಯಾರು ಉತ್ತರವನ್ನು ಕಳಿಸಿರುವಂಥದ್ದು, ನಂಬರ್ 8 ಆಗುತ್ತೆ 8 4 1 9 ಈ ಸಂಖ್ಯೆಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಸೊ ಇಷ್ಟು ಜನರ ಉತ್ತರ ಸರಿಯಾಗಿದೆ. ಸರಿಯಾದ ಉತ್ತರ ಶಹೀದ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿದೆ. ಸೊ ಶಹೀದ್ ಅನ್ನುವಂಥ ಈ ಒಂದು ಸಿನಿಮಾದಲ್ಲಿ 3 ಜನರ ಪ್ರಮುಖ ನಟನೆ ಇತ್ತು. ಯಾರ್ಯಾರು? ಮನೋಜ್ ಕುಮಾರ್, ಪ್ರೇಮ್ ಚೋಪ್ರಾ ಹಾಗೂ ಅನಂತ್ ಮರಾಠೆ ಅವರು ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಭಗತ್ ಸಿಂಗ್, ಸುಖದೇವ್ ಥಾಪರ್ ಮತ್ತು ರಾಜ್ಗುರು, ಈ 3 ಜನ ಏನು ನಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಪ್ರಾಣ ತೆತ್ತರಲ್ಲ, ಇವರ ಕಥೆಯನ್ನು ಒಳಗೊಂಡಂತಹ ಸಿನಿಮಾ ಶಹೀದ್.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ CBSVLR@gmail.com.

0: ಎಲ್ಐಸಿ ನ್ಯೂ ಜೀವನ್ ಸಾಥಿ ಲಿಮಿಟೆಡ್ ಪ್ರೀಮಿಯಂ ಪ್ಲಾನ್, ನಿಮಗೆ ನಿಮ್ಮ ಜೀವನ ಸಂಗಾತಿಗೆ ಜಾಯಿಂಟ್ ಲೈಫ್ ಕವರ್. ಲಿಮಿಟೆಡ್ ಪೀರಿಯಡ್ಗೆ ಮಾತ್ರ ಪ್ರೀಮಿಯಂ ಪೇ ಮಾಡಿ. ಪೇ ಮಾಡಿದ ಒಟ್ಟು ಪ್ರೀಮಿಯಂ ಮೊತ್ತದ ಮೇಲೆ ಪ್ರತಿ ವರ್ಷ 7% ಗ್ಯಾರಂಟೀಡ್ ಅಡಿಷನ್ ಜೊತೆಗೆ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಸೆಕ್ಯೂರಿಟಿ ಪಡ್ಕೊಳ್ಳಿ.
1: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಎಲ್ಐಸಿ ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ.
0: ಎಲ್ಐಸಿ, ಪ್ರತಿ ಕ್ಷಣವು ನಿಮ್ಮೊಂದಿಗೆ.
2: ಕೇಳ್ತಾ ಇದ್ದೀರಾ, 3:52 ಆಗಿದೆ. ಸೊ ಇತ್ತೀಚೆಗೆ ಒಂದು ಘಟನೆ ನಡೀತು. ನಮ್ಮ ಭಾರತವು 5 ನವಿಲುಗಳನ್ನು ಉಡುಗೊರೆಯಾಗಿ ನೀಡ್ತು ಒಂದು ದೇಶಕ್ಕೆ, ಒಂದು ಸಂಸ್ಥೆಗೆ. ದೇಶ ಅನ್ನೋದಕ್ಕಿಂತ ಸಂಸ್ಥೆ ಅಂತ ಹೇಳ್ಬೋದು. ಆ ಸಂಸ್ಥೆ ಯಾವುದು ಅಂತ ಹೇಳಿ ನೀವು ನನಗೆ ಉತ್ತರದ ರೂಪದಲ್ಲಿ ಕಳಿಸಬೇಕು. ಇತ್ತೀಚೆಗೆ ಭಾರತವು 5 ನವಿಲುಗಳನ್ನು ಒಂದು ಸಂಸ್ಥೆಗೆ ಉಡುಗೊರೆಯಾಗಿ ಕೊಡ್ತು. ಬಹುಶಃ ಇದು ಆಗಸ್ಟ್ನಲ್ಲಿ ನಡೆದಂತಹ ಘಟನೆ ಅಂತ ಹೇಳ್ಬೋದು. ಈ ಒಂದು ಸಂಸ್ಥೆ ಯಾವುದು ಅನ್ನೋಂಥದ್ದನ್ನ ನೀವು ನನಗೆ ಉತ್ತರ ಕಳಿಸೋದ್ರ ಮುಖಾಂತರ ತಿಳಿಸ್ಕೊಡ್ಬೇಕು. ಒಂದು

ಸಮಯ 3:57 ಆಗಿದೆ. ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಾ. ಎಸ್ ಹೊಂಬಿಸಿಲು ಕಾರ್ಯಕ್ರಮದ ಕಡೆಯ ಹಂತಕ್ಕೆ ಬಂದಿದ್ದೀವಿ. ಪ್ರಶ್ನೆ ಕೇಳಿದ್ದೆ, ಇತ್ತೀಚೆಗಷ್ಟೇ ಭಾರತ 5 ನವಿಲುಗರಿಯಲ್ಲ ನವಿಲುಗಳನ್ನು ಒಂದು ಸಂಸ್ಥೆಗೆ ಕೊಡುಗೆಯಾಗಿ ಕೊಡ್ತು ಅಂತ ಹೇಳಿದ್ದೆ. ಅದು ಆಗಸ್ಟ್ನಲ್ಲಿ ನಡೆದಂತಹ ಘಟನೆ. ಯಾವ ಸಂಸ್ಥೆ ಅಂತ ಕೇಳಿದ್ದೆ. ಆಲ್ಮೋಸ್ಟ್ ನನ್ನ ಪ್ರಶ್ನೆಯಲ್ಲೇ

0: ಉತ್ತರ ಕೂಡ ಇತ್ತು, ಸುಲಭ ಇತ್ತು ಕೂಡ ಗೆಸ್ ಮಾಡೋದು. ಉತ್ತರವನ್ನ ಯಾರೆಲ್ಲ ಕಳಿಸಿದ್ದಾರೆ ನೋಡುವಂತ ಸಮಯ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಜಗದಾಂಬಿಕಾ ಹಂಸವೇಣಿ ಅವರ ಉತ್ತರ ಸರಿಯಾಗಿದೆ. ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಸುಬ್ರಹ್ಮಣ್ಯ ಜಯಂತ್ ಅವರ ಉತ್ತರ ಸರಿಯಾಗಿದೆ. ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಹೊನ್ನೂರ ಅಲಿ ಹನುಮಂತಪುರ ಜಗಳೂರಿನಿಂದ, ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ ಅವರ ಉತ್ತರ ಸರಿಯಾಗಿದೆ. ಹಾಗೆ ಯಾರು, ವೇದಾ ಶೆಟ್ಟಿ ಕಾಳವಾರ ಕುಂದಾಪುರದಿಂದ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಮಂಜುನಾಥ್ ಲಗ್ಗೆರೆಯಿಂದ, ಹಾಗೆ ಬಿ ಎಂ ವಿಶ್ವನಾಥ್ ರಾಮಸಾಗರ ಬಳ್ಳಾರಿಯಿಂದ, ಸಿರಿಗೆರೆಯಿಂದ ಸಿದ್ದಲಿಂಗಮೂರ್ತಿ ಅವರ ಉತ್ತರ ಸರಿಯಾಗಿದೆ. ಪದ್ಮಶ್ರೀ ಕುಟುಂಬದವರ ಉತ್ತರ ಕೂಡ ಸರಿಯಾಗಿದೆ. ಬಿಳೆಭಾವಿಯಿಂದ ಮಂಜುನಾಥ್ ಇಂದರ್ಗಿ, ಹಾಗೆ ಯಾರು, ಅನಂತಮೂರ್ತಿ ಶೃಂಗೇರಿಯಿಂದ, ಶ್ವೇತಾ ಹೆಸರಾವ್ ಸುರುಳಿಯದಿಂದ ಸರಿಯಾದ ಉತ್ತರ. ಹಾಗೆ ಎಸ್ ಶ್ರೀನಿವಾಸ ಮೂರ್ತಿ ಸಾತನೂರಿನಿಂದ ಉತ್ತರವನ್ನು ಕಳಿಸಿದ್ದಾರೆ. ರಾಜ್ಕುಮಾರ್ ಕಾತರಕಿ ಕೆಎಚ್ಬಿ ಕಾಲೋನಿಯಿಂದ, ಲತಾ ದಿನೇಶ್ ಗಂಗೊಂಡನಹಳ್ಳಿಯಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಹಾಗೆ ಯಾರು, ಮೇರಿ ಜಾನ್ಸ್ ಕೊಡತಿ ಗೇಟಿಂದ ಸರಿಯಾದ ಉತ್ತರ, ಶಕುಂತಲಾ ಶಂಕರ್ ಮಂಡ್ಯದಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ, ಸರಿಯಾದ ಉತ್ತರ ನಿಮ್ದು ಕೂಡ. ನುಂಕಪ್ಪ ಕಾಂಬಳೆ ಮೊಳಕಾಲ್ಮೂರಿನಿಂದ, ಗೀತಾ ಮೂರ್ತಿ ಶೃಂಗೇರಿಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರಿನಿಂದ, ಹಾಗೆ ಹರೀಶ್ ಮಲ್ಲೇಶ್ವರಂನಿಂದ, ಎ ಹರಿಹರನ್ ಅವರು ವಿಜ್ಞಾನ ನಗರದಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಗೋಡ್ಖಿಂಡಿ ಶ್ರೀಕಾಂತ್ ಗೋಡ್ಖಿಂಡಿ ಧಾರವಾಡದಿಂದ, ಗುಣವತಿ ಭೀಮಪ್ಪ ದಾವಣಗೆರೆಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಮಂಜುನಾಥ್ ಸೊರಣಗಿ ಅವರು ಸಂಡೂರಿನಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಅನಿತಾ ಅನಂತರಾಜು ಗೊರ್ಲಡ್ಕು ಇಲ್ಲಿಂದ ಉತ್ತರವನ್ನು ಕಳಿಸಿದ್ದಾರೆ. ಇನ್ಯಾರು ಉತ್ತರವನ್ನು ಕಳಿಸಿರುವಂಥದ್ದು, ನಂಬರ್ ಎಂಡ್ ಆಗುತ್ತೆ 6563 ಈ ಸಂಖ್ಯೆಯಿಂದ ಸರಿಯಾದ ಉತ್ತರ ಕಳಿಸ್ಕೊಟ್ಟಿದ್ದೀರಾ. ಇನ್ನು ಭಾರತ್ ಅವರು ಕುಣಿಗಲ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶಂಭುಲಿಂಗನಗೌಡ ಅರಸೀಕೆರೆಯಿಂದ, ಹಾಗೆ ಸುಭಾನ್ ಕೋರಿ ಹಂಪಸಾಗರದಿಂದ, ರಮ್ಯಾ ಅರಶಿನಕುಂಟೆಯಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಇಷ್ಟು ಜನರ ಉತ್ತರ ಸರಿಯಾಗಿದೆ. ಸರಿಯಾದ ಉತ್ತರ ವಿಶ್ವಸಂಸ್ಥೆ, ಜಿನಿವಾದಲ್ಲಿರುವಂತಹ ವಿಶ್ವಸಂಸ್ಥೆ. ಇದಾಗಿತ್ತು ನಮ್ಮ ಇಂದಿನ ಹೋಮ್ ಬಿಸಿಲು ಕಾರ್ಯಕ್ರಮ. ಈಗ ಸಮಯ 4 ಗಂಟೆ ಆಗ್ತಾ ಇದೆ. ಇನ್ನು ಕೇಳೋಣ ಸಂದೇಶ್ ಟು ಸೋಲ್ಜರ್ಸ್ ದೆಹಲಿ ಕೇಂದ್ರದಿಂದ.
1: ने मतदाता सूचियों के विशेष गहन पुनरीक्षण में कथित अनियमितताओं को लेकर अदालत तक मार्च निकालने नेता राहुल गांधी, समाजवादी पार्टी के प्रमुख अखिलेश यादव और अन्य को नोटिस जारी किया है. गृह मंत्री अमित शाह ने कहा, सरकार नक्सलवाद से प्रभावित जनजातीय समुदाय के उत्थान के लिए प्रतिबद्ध. श्री शाह ने दिव्यांगजनों को सहायक उपकरण भी वितरित किए. रक्षा मंत्री राजनाथ सिंह ने कहा, पिछले 13 वर्ष में भारत का रक्षा निर्यात 686 करोड़ रुपए से बढ़कर 38,000 करोड़ रुपए हुआ. विदेश मंत्री डॉ एस जयशंकर ने कहा है कि बदलती वैश्विक व्यवस्था के बीच देश अपनी परिस्थितियों के अनुसार नई साझेदारियां और विकल्प तलाश रहे हैं. भारत ने संयुक्त राष्ट्र मानवाधिकार कार्यालय से पाकिस्तान के कब्जे वाले जम्मू कश्मीर की स्थिति पर पाकिस्तान द्वारा उठाए गए कदमों पर रिपोर्ट. सूचना और प्रसारण मंत्रालय में सचिव चंचल कुमार ने बताया कि भारत का मीडिया और मनोरंजन क्षेत्र 2025 तक 9% की वृद्धि के साथ 2,78,000 करोड़ रुपए तक पहुंच गया है. उत्तर रेलवे ने आगामी त्योहारों के दौरान यात्रियों की सुविधा के लिए नई दिल्ली श्री माता वैष्णो देवी कटरा मार्ग पर विशेष आरक्षित त्योहार रेलगाड़ियां चलाने और मौजूदा फेरे बढ़ाने का निर्णय लिया है. पूर्वी राजस्थान, हरियाणा, चंडीगढ़, दिल्ली, पंजाब, उत्तराखंड प्रदेश में मूसलाधार वर्षा तथा गरज चमक के साथ ओलावृष्टि होने का अनुमान है. और भारतीय पहलवान विश्वजीत रामचंद्र मोर ने अंडर-23 विश्व कुश्ती चैंपियनशिप के ग्रीको रोमन फाइनल में रजत पदक जीतकर इतिहास रच दिया है. ये थे इस घंटे के एफएम रेनबो मुख्य समाचार. आगे हमारा प्रोग्राम संदेश टू सोल्जर्स.
2: ये आकाशवाणी है, प्रस्तुत है हमारा विशेष कार्यक्रम संदेश टू सोल्जर्स.

0: ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: ಈ E20 ಬಗ್ಗೆ ಇಷ್ಟೊಂದು ಕನ್ಫ್ಯೂಷನ್ ಯಾಕೆ?
2: ನನಗಂತೂ ಫುಲ್ ಕಾನ್ಫಿಡೆನ್ಸ್. E20 ಅನ್ನು ಆಟೋಮೋಟಿವ್ ಮತ್ತು ಫ್ಯೂಯಲ್ ಟೆಸ್ಟಿಂಗ್ ಎಕ್ಸ್ಪರ್ಟ್ಸ್ ಎಕ್ಸ್ಟೆನ್ಸಿವ್ ಆಗಿ ಟೆಸ್ಟ್ ಮಾಡಿದ್ದಾರೆ. ಟೆಸ್ಟಿಂಗ್ ನಲ್ಲಿ ಯಾವುದೇ ಅಬ್ನಾರ್ಮಲ್ ಇಂಜಿನ್ ವೇರ್ ಕಂಡು ಬಂದಿಲ್ಲ. ಅಷ್ಟೇ ಅಲ್ಲ, ಫ್ಯೂಯಲ್ ಸಿಸ್ಟಮ್ ಮೆಟೀರಿಯಲ್ಸ್ ಅನ್ನು E20 ಕಂಪ್ಯಾಟಿಬಿಲಿಟಿಗಾಗಿ ಇವ್ಯಾಲ್ಯೂಯೇಟ್ ಮಾಡಲಾಗಿದೆ. ರಿಸಲ್ಟ್, E20 ಇಂದ ಇಂಜಿನ್ ನಾಕಿಂಗ್ ಕೂಡ ಕಡಿಮೆ ಆಗುತ್ತೆ. ಹೈ ಆಕ್ಟೇನ್ ವ್ಯಾಲ್ಯೂನಿಂದ ಪಿಕಪ್ ಕೂಡ ಬೆಟರ್ ಆಗುತ್ತೆ.
1: ಹಾಗಿದ್ರೆ ನೋ ಕನ್ಫ್ಯೂಷನ್, ಓನ್ಲಿ ಕಾನ್ಫಿಡೆನ್ಸ್.
3: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ನಮಸ್ಕಾರ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ಕನ್ನಡ ಕಾವನಬಿಲ್ಲು. ಇದು ಕಾರ್ಯಕ್ರಮ ನಾನ್ ಸ್ಟಾಪ್ ಸಂಜೆ.

0: Non-Stop Sunday. Non-Stop Sunday. Non-Stop Sunday.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಮ್ಯೂಸಿಕ್ ರಿಯಾಸ್, ಇದು ಕನ್ನಡ ಕಾಮನಬಿಲ್ಲು. ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಹೊತ್ತು ಈ ಸಂಜೆ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾರದು ಆರ್ಜಿ ಪ್ರವೀಣ್ ಜೋಯ್ಸ್. ಕಾರ್ಯಕ್ರಮನ ಶುರು ಮಾಡೋಣ. ಮಾತುಕತೆ, ಹರಟೆ, ಹಾಡುಗಳು ಎಲ್ಲವೂ ಈ ಹೊತ್ತು ನಿಮ್ಮ ಜೊತೆ ಆಗುತ್ತೆ. ಪುನೀತ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಕಾರ್ಯಕ್ರಮ ಶುರುವಾಗ್ತದೆ. ಪದ ಪದ ಕನ್ನಡ ಪದನೇ ಎಲ್ಲೂ ಹೋಗಬೇಡಿ, ಕೇಳ್ತೇನೆ, ಚೀನ್ ಮಾಡ್ರಿ, ಮಾತಾಡೋಣ ಇವತ್ತಿನ ವಿಚಾರವನ್ನ. ಅದರ ಜೊತೆಯಾಗಿ ನಾನ್ಸ್ಟಾಪ್ ಸಂಜೆಯಲ್ಲಿ ನಾನ್ಸ್ಟಾಪ್ ಹಾಡುಗಳ ಭರಾಟೆಯೊಂದಿಗೆ ಸಾಗೋಣ. ಇದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೇನ್ಬೋ.

ಇದು ಕನ್ನಡ ಕಾಮನ ಬಿಲ್ಲು ಎಫ್ ಎಂ ರೈನ್ಬೋ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ವಿಶೇಷವಾದ ಒಂದು ಪಟ್ಟಣಕ್ಕೆ ನಾನು ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಮೊದಲನೇದಾಗಿ ಪೆಂಗ್ವಿನ್ಗಳು ಅಂದರೆ ನಮಗೆ ಜ್ಞಾಪಕ ಬರುತ್ತೆ ಸಹಜವಾಗಿ ಅಂಟಾರ್ಟಿಕಾ ಅನ್ನುವಂಥ ಈ ದೊಡ್ಡ ಮಂಜಿನ ಭೂ ಪ್ರದೇಶ ನಾವು ಬರುತ್ತೆ. ಈ ಪ್ರದೇಶದಲ್ಲಿ ತಿರುಗಾಡ್ತಿರುವಂತಹ ಪೆಂಗ್ವಿನ್ಗಳು ನಾವು ಬರುತ್ತೆ. ಆದರೆ ಅದೇ ಪೆಂಗ್ವಿನ್ಗಳು ಮನುಷ್ಯರ ಜೊತೆ ಊರಿನಲ್ಲಿ ವಾಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ

ಅಂದರೆ ಹೇಗಿರುತ್ತೆ, ಹೇಗಿರ್ಬೋದು? ನಿಜವಾಗ್ಲೂ ಈ ರೀತಿಯ ಒಂದು ಜಾಗ ಇದೆ. ಅದಿರೋದು ಎಲ್ಲಿ ಎಲ್ಲಿ ಎಲ್ಲಿ, ಯಾವ ಜಾಗದ ಬಗ್ಗೆ ಮಾತಾಡ್ತಾ ಇದ್ದೀವಿ? ಇದನ್ನು ಪೆಂಗ್ವಿನ್ ನಗರ ಅಥವಾ ಪೆಂಗ್ವಿನ್ ಟೌನ್ ಅಂತ ಹೇಳಿ ಕರೀತಾರೆ. ಈ ಪೆಂಗ್ವಿನ್ ಟೌನ್ ಇದೆ ಎಲ್ಲಿ ನಿಮಗೆ ಗೊತ್ತಾ? ನಿಮ್ಮ ಸಂದೇಶವನ್ನು ಕಳಿಸ್ಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9489010013, 9409103. ಈ ಪೆಂಗ್ವಿನ್ ಕಥೆಗಳ, ಈ ಪೆಂಗ್ವಿನ್ ನಗರದ ಕಥೆಯ ಸುತ್ತ, ಈ ಪೆಂಗ್ವಿನ್ಗಳ ಸುತ್ತ ಈ ಹೊತ್ತು ನಾವು ಸುತ್ತಾಡೋಣ. ಇದು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ. ಕೇಳ್ತಾನೆ, ಚೂನ್ ಮಾಡಿರಿ. ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಲಕ್ಷ್ಮೀ ಚಂದ್ರಶೇಖರ್ ಅವರು. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ನಿಮ್ಮೆಲ್ಲರ ಸಂದೇಶಗಳು ಕೂಡ ಬರಲಿ, ಸಂದೇಶದಲ್ಲಿ ಕಳಿಸ್ಕೊಡಿ. ನಾವಿವತ್ತು ಹೊರಟಿರುವಂತಹ ಈ ಪೆಂಗ್ವಿನ್ಗಳ ನಗರ, ಈ ಪೆಂಗ್ವಿನ್ಗಳಿರುವಂತಹ ಪಟ್ಟಣ ಯಾವುದಿದು, ಜನರ ಜೊತೆ ಇಲ್ಲಿ ಪೆಂಗ್ವಿನ್ಗಳು ವಾಸ ಮಾಡುತ್ತೆ, ಯಾವ ಜಾಗ, ಯಾವ ಭಾಗ, ಯಾವ ದೇಶ, ಯಾವ ಪ್ರದೇಶ ಗೊತ್ತಿದ್ರೆ ನಿಮ್ಮ ಸಂದೇಶವನ್ನು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9489010013. ಕೇಳ್ತಾನೆ, ನೀವು ಚೂರ್ ಮಾಡಿರಿ. ಇದು ಕನ್ನಡ ಕಾಮನಬಿಲ್ಲು.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳು. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಸಂಜೆಯ ಕಾರ್ಯಕ್ರಮಗಳು ಇದೀಗ ಆರಂಭವಾಗುತ್ತಿವೆ. ಈಗ ಸಮಯ 5:30:18. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಪೂರ್ಣಿಮಾ ರಘುನಾಥ್ ಮಾಡುವ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ.

ಇದು ಆಕಾಶವಾಣಿ ಬೆಂಗಳೂರು. ಸಂಜೆಯ ಕಾರ್ಯಕ್ರಮ ಇದೀಗ ಆರಂಭ. ಗಿರ್ಮೇಟ್ ಹೊಸ ಚಿತ್ರಗೀತೆಗಳ ಕಾರ್ಯಕ್ರಮ.

ಪೊಗರು ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮದ ಆರಂಭ. ಹಾಡಿದ್ದಾರೆ ಅನುರಾಧ ಶಾಸ್ತ್ರಿ, ಅನಿರುದ್ಧ ಶಾಸ್ತ್ರಿ ಹಾಗೂ ಸಂಗಡಿಗರು. ರಚನೆ ಅನಿರುದ್ಧ ಶಾಸ್ತ್ರಿಯವರದ್ದು. ಗುಮ್ಮಿನೇನಿ ವಿಜಯ್ ಅವರು ಸಂಗೀತವನ್ನು ನೀಡಿದ್ದಾರೆ.

0: ಬ್ರೋ, ಪ್ರತಿದಿನ 6-7 ಕೋಟಿ ವಾಹನಗಳು ಪೆಟ್ರೋಲ್ ಪಂಪ್ ನಲ್ಲಿ ಫ್ಯೂಯಲ್ ತುಂಬಿಸಿಕೊಳ್ತವೆ. ದೇಶದಲ್ಲಿ ಸುಮಾರು 20 ಕೋಟಿ 2-ವೀಲರ್ಸ್ ಮತ್ತು 3 ಕೋಟಿ ಕಾರ್ಸ್ ಗಳು ಕಳೆದ 2.5 ವರ್ಷಗಳಿಂದ E20 ಮೇಲೆ ಓಡ್ತಿವೆ.
1: ಎಲ್ಲವೂ ಚೆನ್ನಾಗಿ ಓಡ್ತಿದೆ ಅಲ್ವಾ?
0: ಅದೇ ವಿಷಯ, E20 ನಿಂದ ನಿಜವಾಗಿಯೂ ವೈಡ್ ಸ್ಪ್ರೆಡ್ ಪ್ರಾಬ್ಲಮ್ ಇದ್ದಿದ್ರೆ ಇಷ್ಟರೊಳಗೆ ಅದು ಖಂಡಿತ ನಮ್ ಮುಂದೆ ಬರ್ತಿತ್ತು. ಆದ್ರೆ ಹಾಗೇನೂ ಆಗಿಲ್ಲ. ಹಾಗಾಗಿ ರೂಮರ್ಸ್ ನಲ್ಲಲ್ಲ, ಫ್ಯಾಕ್ಟ್ಸ್ ನಲ್ಲಿ ನಂಬಿಕೆ ಇಡಿ.
2: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
3: ಅನಂತು ವರ್ಸತ್ ನುಸರತ್ ಚಿತ್ರದಿಂದ ಆಯ್ದ ಗೀತೆ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಮೂಡಿಬಂದಿದೆ. ಸಿದ್ದು ಕೋಡಿಪುರ ಅವರ ರಚನೆಗೆ ಸುನಾಥ್ ಗೌತಮ್ ಸಂಗೀತವನ್ನು ನೀಡಿದ್ದಾರೆ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಯುವರತ್ನ ಚಿತ್ರದ ಗೀತೆಯನ್ನು ಕೇಳುತ್ತಿರುವಿರಿ. ಅರ್ಮಾನ್ ಮಲ್ಲಿಕ್ ಹಾಗೂ ಶ್ರೇಯ ಘೋಷಾಲ್ ಅವರ ಧ್ವನಿಗಳಲ್ಲಿ ಮೂಡಿಬಂದಿದೆ. ಗೌಸ್ಪೀರ್ ಅವರ ರಚನೆಗೆ SS ತಮನ್ ಸಂಗೀತವನ್ನು ನೀಡಿದ್ದಾರೆ.

ಯುವ ಚಿತ್ರದ ಗೀತೆಯನ್ನು ಕೇಳೋಣ. ಕವಿತೆ ಕವಿತೆ ಈ ಗೀತೆಯನ್ನು ಹಾಡಿದ್ದಾರೆ ಸಂಚಿತ್ ಹೆಗಡೆ, ಪ್ರಮೋದ್ ಮರವಂತೆಯವರ ಗೀತೆಗೆ ಅಜನೀಶ್ ಲೋಕನಾಥ್ ಬಿ ಸಂಗೀತವನ್ನು ನೀಡಿದ್ದಾರೆ.

ಭರ್ಜರಿ ಚಿತ್ರದ ಗೀತೆ ಮೂಡಿಬರುತ್ತಿದೆ. ವಿಜಯ್ ಪ್ರಕಾಶ್, ಅನುರಾಧ ಭಟ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಚೇತನ್ ಕುಮಾರ್ ಅವರ ಗೀತ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಸಂಗೀತವನ್ನು ನೀಡಿದ್ದಾರೆ.

ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

ಭರ್ಜರಿ ಗಂಡು ಚಿತ್ರದ ಗೀತೆಯನ್ನು ಕೇಳೋಣ, ಅನಿರುದ್ಧ ಶಾಸ್ತ್ರಿ ಹಾಗೂ ಐಶ್ವರ್ಯ ರಂಗರಾಜನ್ ಅವರ ಧ್ವನಿಗಳಲ್ಲಿ. ಅನಿರುದ್ಧ ಶಾಸ್ತ್ರಿಯವರು ರಚಿಸಿ ಗುಮ್ಮಿನೇನಿ ವಿಜಯ್ ಸಂಗೀತವನ್ನು ನೀಡಿರುವಂತಹ ಗೀತೆ ಇದು.

ಬ್ರೇಕಿಂಗ್ ನ್ಯೂಸ್ ಚಿತ್ರದಿಂದ ಆಯ್ದ ಗೀತೆ ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ಅನುರಾಧ ಭಟ್. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ರಚನೆಗೆ ಸ್ಟೀಫನ್ ಪ್ರಯೋಗ್ ಸಂಗೀತವನ್ನು ನೀಡಿದ್ದಾರೆ.

0: ಗಿರ್ಮಿಟ್ನಲ್ಲಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು 409.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಸಮಯ ಸರಿಯಾಗಿ 6:32.
1: ಬ್ರೋ, ಪ್ರತಿದಿನ 6-7 ಕೋಟಿ ವಾಹನಗಳು ಪೆಟ್ರೋಲ್ ಪಂಪ್ ನಲ್ಲಿ ಫ್ಯೂಯಲ್ ತುಂಬಿಸಿಕೊಳ್ತವೆ. ದೇಶದಲ್ಲಿ ಸುಮಾರು 20 ಕೋಟಿ ಟೂ ವೀಲರ್ಸ್ ಮತ್ತು 3 ಕೋಟಿ ಕಾರ್ಸ್ಗಳು ಕಳೆದ 2.5 ವರ್ಷಗಳಿಂದ E20 ಮೇಲೆ ಓಡ್ತಿವೆ.
2: ಎಲ್ಲವೂ ಚೆನ್ನಾಗೇ ಓಡ್ತಿದೆ ಅಲ್ವಾ?
1: ಅದೇ ವಿಷಯ, E20 ನಿಂದ ನಿಜವಾಗಿಯೂ ವೈಡ್ ಸ್ಪ್ರೆಡ್ ಪ್ರಾಬ್ಲಮ್ ಇದ್ದಿದ್ರೆ ಇಷ್ಟರೊಳಗೆ ಅದು ಖಂಡಿತ ನಮ್ ಮುಂದೆ ಬರ್ತಿತ್ತು. ಆದ್ರೆ ಹಾಗೇನೂ ಆಗಿಲ್ಲ. ಹಾಗಾಗಿ ರೂಮರ್ಸ್ ನಲ್ಲಲ್ಲ, ಫ್ಯಾಕ್ಟ್ಸ್ ನಲ್ಲಿ ನಂಬಿಕೆ ಇಡಿ.
3: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
4: ವಿಷಯಾಧಾರಿತ ಪ್ರಸ್ತುತಿಯೊಂದಿಗೆ ಚಿತ್ರಗೀತೆಗಳು,
0: ಮಾತು ಮಾಹಿತಿ, ಹಾಡುಗಳ ಪಯಣ ಸಿರಿಗಂಧದಲ್ಲಿ.
4: ಪ್ರತಿದಿನ ರಾತ್ರಿ 7:45 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.
0: ಇಂದು ರಾತ್ರಿ 9:30 ಕನ್ನಡ ಭಾರತಿಯಲ್ಲಿ ಮೊದಲಿಗೆ ಒಂದು ಸಣ್ಣ ಕಥೆ, ಕಣ್ಣಾಮುಚ್ಚಾಲೆ ಪ್ರಸ್ತುತಿ ಶ್ರೀನಿವಾಸ್ ಜೋಕಟ್ಟೆ, ನಂತರ ಕಾವ್ಯಧಾರೆ ಜ್ಯೋತಿ ಮಹಾದೇವ ಅವರಿಂದ. ಇದು ಮಂಗಳೂರು ಕೇಂದ್ರದ ಕೊಡುಗೆಯಾಗಿ ಮೂಡಿಬರಲಿದೆ. ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
5: ಪೂರ್ಣಿ, ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
0: ಏನಾಯ್ತೆ ಸವಿ?
6: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
5: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
6: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
0: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
7: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
0: ಇಂದು ರಾತ್ರಿ 10:00 ಚರ್ಮರೋಗಕ್ಕೆ ಹೋಮಿಯೋಪತಿ ಚಿಕಿತ್ಸೆ ಕುರಿತು ಡಾಕ್ಟರ್ HS ಪ್ರಸನ್ನ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಿಸಿದ್ದಾರೆ ಜಾಂಪಣ್ಣ ಆಶಿಹಾಳ್.
8: ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು? ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ಗಾನಮಾಧುರ್ಯಕ್ಕೆ ನಿಶೆಯಲ್ಲಿ ತಂಪು.
1: ಕನಸಲು ನೀನೆ, ಮನಸಲು ನೀನೆ, ನನ್ನಾನೆ.
0: ಕನಸಿನ ಲೋಕಕ್ಕೆ ಕರೆದೊಯ್ಯಲು ಮಾಧುರ್ಯದ ಸೊಂಪು. ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಇಂಪು ಗೀತಾ ಚಂದ್ರಿಕೆಯಲ್ಲಿ.
2: किसी शायर की गजल किसी झील का कवल.
0: ಪ್ರತಿದಿನ ರಾತ್ರಿ 10:30 ಗೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ 490

0: India has expressed deep concern at reports of an alleged plot to carry out a mass shooting targeting a Hindu temple in the Aurora area of Illinois in the United States. External Affairs Ministry spokesperson Randhir Jaiswal said New Delhi has taken note of the action taken by U.S. law enforcement authorities, including the arrest and detention of the suspect. Indian wrestler Vishwajit Ramchandra Mor has clinched a historic silver medal in men's 55kg Greco-Roman category at the Under-23 World Championships in Las Vegas, United States today. And that is the end of this news bulletin.
1: ಆಕಾಶವಾಣಿ ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇದೀಗ 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ಜಿಲ್ಲಾ ವಾರ್ತಾಪತ್ರ. 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಕೃಷಿ ವಸ್ತು ಸಂಗ್ರಹಾಲಯಗಳು ಕುರಿತಾಗಿ ಡಾಕ್ಟರ್ ಪ್ರಹ್ಲಾದ್ ಭಟ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ಗೌಡ, ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಮಂತ್ರಾಲಯ. 7:20 ಜನಪದ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರವ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಕೇಳಬಹುದು. 7:45 ಸಿರಿಗಂಧ, ಚಿತ್ರಗೀತೆಗಳು. 9:15 ಭಾವಗೀತೆಗಳು ವಿ ಶೈಲಜಾ ಅವರಿಂದ. 9:30 ಕನ್ನಡ ಭಾರತಿ, ಮೊದಲಿಗೆ ಸಣ್ಣ ಕಥೆ ಕಣ್ಣಾಮುಚ್ಚಾಲೆ, ಪ್ರಸ್ತುತಿ ಶ್ರೀನಿವಾಸ್ ಜೋಕಟ್ಟೆ, ನಂತರ ಕಾವ್ಯಧಾರೆ ಜ್ಯೋತಿ ಮಹಾದೇವ ಅವರಿಂದ. ಇದು ಮಂಗಳೂರು ಕೇಂದ್ರದ ಕೊಡುಗೆ. 10:00 ಚರ್ಮ ರೋಗಕ್ಕೆ ಹೋಮಿಯೋಪತಿ ಚಿಕಿತ್ಸೆ ಕುರಿತು ಡಾಕ್ಟರ್ ಎಚ್ಎಸ್ ಪ್ರಸನ್ನ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 10:30 ಗೀತಚಂದ್ರಿಕೆಯಲ್ಲಿ ಮೆಲೋಡಿ ಟೈಮ್, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇವು ಈ ಸಂಜೆಯ ನಮ್ಮ ಕಾರ್ಯಕ್ರಮಗಳು. ನಾಳೆ ನಮ್ಮ ನಿಲಯದಿಂದ ಮೂಡಿಬರಲಿರುವ ಕಾರ್ಯಕ್ರಮಗಳು ಹೀಗಿವೆ. ಬೆಳಗ್ಗೆ 6:10 ದಸರಾ ಗೀತಾರಾಧನಾ ಪ್ರಾಯೋಜಕರು ಜಿಎಸ್ಎಸ್ಎಸ್ ಮೈಸೂರು, ಮೈಸೂರು ಕೇಂದ್ರದ ಕೊಡುಗೆ. 6:30 ದಸರಾ ಚಿಂತನ, ಮೈಸೂರು ನಾಗರಾಜ ಶರ್ಮಾ ಅವರಿಂದ, ಮೈಸೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದಸರಾದಲ್ಲಿ ಇಂದು ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜು ಮೈಸೂರು. 6:50 ರೈತರಿಗೆ ಸಲಹೆ. 7:15 ರೇಷ್ಮೆ ಸಿರಿ ಪ್ರಾಯೋಜಿತ ಕಾರ್ಯಕ್ರಮ, ವಿಷಯ ಹಿಪ್ಪು ನೇರಳೆ ತೋಟದಲ್ಲಿ ಪೋಷಕಾಂಶಗಳ ನಿರ್ವಹಣೆ. ಭಾಗವಹಿಸುತ್ತಾರೆ ಮಧುಸೂದನ್ವಿ, ರೇಷ್ಮೆ ವಿಸ್ತರಣಾಧಿಕಾರಿಗಳು, ತಾಂತ್ರಿಕ ಸೇವಾ ಕೇಂದ್ರ, ತೂಬುಗೆರೆ, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ. 7:45 ಹಾಗೂ 8:30 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:00 ಮೈಸೂರು ವೃತ್ತಾಂತರಂಗ, ಚಾರಿತ್ರಿಕ ವೃತ್ತಗಳ ಪರಿಚಯಾತ್ಮಕ ಸರಣಿ, ಮೈಸೂರು ಕೇಂದ್ರದ ಕೊಡುಗೆ. 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಯಶಸ್ವಿಯಾಗಿ ಪೂರೈಸಿದ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 9:45 ಗಾನಗಂಗೆ. 10:00 ನವರಾತ್ರಿ ಸಂದರ್ಭದಲ್ಲಿ ವಿಶೇಷ ಸಂಗೀತ ಕಾರ್ಯಕ್ರಮ, ಮಾಮವ ಮಹಾವಿದ್ಯೆ, ದೇವಿಯ ದಶಮಹಾವಿದ್ಯಾ ಸ್ವರೂಪಾನುಸಂಧಾನ. ಈ ಕುರಿತಾದ ಸರಣಿ ಕಾರ್ಯಕ್ರಮ ರಚನೆ ನಿರೂಪಣೆ ಹಾಗೂ ಸಂಗೀತ ನಿರ್ದೇಶನ ಡಾಕ್ಟರ್ ಎನ್ ರಘು, ಸಂಕಲನ ಹಾಗೂ ಧ್ವನಿಮುದ್ರಣ ಪುಷ್ಪಲತಾ ಜಿ, ನಿರ್ಮಾಣ ಕೆಎಲ್ ರಾಜೇಶ್ವರಿ. 10:30 ಸುನ್ಹೆರೇಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳು. 11:00 ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳು. ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ, ಸಣ್ಣ ಕಥೆ ಅಪರ್ಣಾಳ ಸಮರ್ಪಣೆ, ನಂತರ ಸ್ವರಚಿತ ಕವನ ವಾಚನ ಜ್ಯೋತಿ ಆರ್ ಪಾಟೀಲ್ ಅವರಿಂದ ಕಲಬುರಗಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ವಿಶ್ವ ಅರಿವಳಿಕೆ ದಿವಸದ ಸಂದರ್ಭದಲ್ಲಿ ಅನಸ್ತೇಷಿಯಾದ ಮಹತ್ವ ಹಾಗೂ ಉಪಯೋಗಗಳ ಕುರಿತು ಹಾಸನದ ಅರಿವಳಿಕೆ ತಜ್ಞರ ವೈದ್ಯರಾದ ಡಾಕ್ಟರ್ ಎನ್ ವಿನಾಯಕ್, ಡಾಕ್ಟರ್ ರಶ್ಮಿ ಎಚ್ಡಿ ಹಾಗೂ ಡಾಕ್ಟರ್ ಅನುಪಮಾ ಎಂಕೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್, ಹಾಸನ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಕುಸುಮ್ ಯೋಜನೆ ಕುರಿತು ಮಾಹಿತಿ ಶರಶ್ಚಂದ್ರ ರಾನಡೆ ಅವರಿಂದ, ಪ್ರಸ್ತುತಿ ತಿಮ್ಮಪ್ಪ ಎಚ್ಗೌಡ, ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಜನಸೇವಾ ಸೇ ದೇಶ್ ಸೇವಾ ಕಾರ್ಯಕ್ರಮ ಸರಣಿಯಲ್ಲಿ ಹೊಸ ಕಾರ್ಮಿಕ ಕಾನೂನುಗಳು ಅಥವಾ ನ್ಯೂ ಲೇಬರ್ ಕೋರ್ಸ್ ಕುರಿತಾದ ಕಾರ್ಯಕ್ರಮ. ಆಕಾಶವಾಣಿ ಸುದ್ದಿ ವಿಭಾಗದ ಕೊಡುಗೆ 2:40 ಗಾಂಧಿ ಸ್ಮೃತಿ, ಸಂಜೆ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, 6:30 ಅವಲೋಕನ, 6:50 ಕೃಷಿರಂಗ, ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಕಾರ್ಯಕ್ರಮ. ಪ್ರಾಯೋಜಕರು ಕೃಷಿ ಇಲಾಖೆ, ವಿಷಯ ತೊಗರಿಬೇಳೆ.

0: ಆಧುನಿಕ ಉತ್ಪಾದನಾ ತಾಂತ್ರಿಕತೆಗಳು ಭಾಗವಹಿಸುತ್ತಾರೆ. ರಾಯಚೂರಿನ ಕೃಷಿ ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶನಾಲಯದ ಮುಖ್ಯ ವಿಜ್ಞಾನಿ ಡಾಕ್ಟರ್ ಮುನಿಸ್ವಾಮಿ ಎಸ್, ಪ್ರಸ್ತುತಿ ತಿಮ್ಮಪ್ಪ ಎಚ್ ಕೂಡ, ನಂತರ ಜನಪದ ಸಂಗೀತ, ಚಿಕ್ಕರಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿಯ ಎಂಎ ಶಿವಶಂಕರ ಶಾಸ್ತ್ರಿ ಮತ್ತು ಸಂಗಡಿಗರಿಂದ ಭಜನೆ ಪದ, 7:45 ಸಿರಿಗಂಧ, 9:15 ಸಂಪದ ಭಟ್ ಅವರು ಹಾಡಿರುವ ಭಾವಗೀತೆಗಳು, 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಆರ್ ವಿಶ್ವೇಶ್ವರನ್ ಅವರಿಂದ ವೀಣಾವಾದನ, 10:30 ಗೀತ ಚಂದ್ರಿಕೆ, ಮೇಲೋಡಿ ಟೈಮ್ಸ್. ಇವು ನಾಳಿನ ನಮ್ಮ ಕಾರ್ಯಕ್ರಮಗಳು. ಸಮಯ 6:15 ನಮ್ಮ ಮುಂದಿನ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ.
1: ಕನ್ನಡ ರತ್ನ ಭಂಡಾರ. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕನ್ನಡ ಚಿತ್ರಗೀತೆಗಳ ಸಾಹಿತ್ಯಕ್ಕೆ ಕವಿ ಸಾಹಿತ್ಯದ ಮೆರುಗು ತಂದು ಚಿತ್ರಗೀತೆಗಳು ಕವನಗಳೇ, ಅದು ಒಂದು ವಿಶಿಷ್ಟ ಪ್ರಕಾರದ ಕಾವ್ಯವೇ ಅಂತ ಹೇಳಿದವರು ವಿಜಯನಾರಸಿಂಹ. ಮೂಲತಃ ಮಂಡ್ಯದವರು. ಕುವೆಂಪು, ಪೋತಿ ನರಸಿಂಹಾಚಾರ್, ಗೋಪಾಲಕೃಷ್ಣ ಅಡಿಗರಿಂದ ಪ್ರಭಾವಿತರಾಗಿದ್ದವರು. ಪತ್ರಕರ್ತರಾಗಿದ್ದರು. ಪುಟ್ಟಣ ಕಣಗಾಲ್ ಅವರ ಬಹುತೇಕ ಚಿತ್ರಗಳಿಗೆ ಸಾಹಿತ್ಯ ಒದಗಿಸಿದರು. ಭಕ್ತಿಗೀತೆಗಳ ಆಲ್ಬಂಗಳಿಗೂ ಕೂಡ ಅವರು ಸಾಹಿತ್ಯ ಬರೆದರು. ವಿಜಯನಾರಸಿಂಹ ಅವರ ಗೀತೆಗಳನ್ನು ನಾವು ಕೇಳಿದ್ದೀವಿ. ಅವರ ಧ್ವನಿಯನ್ನ ಕೇಳೋಣ ಇವತ್ತಿನ ರತ್ನ ಭಂಡಾರದಲ್ಲಿ.
2: ಮೈಸೂರಿನ ವಾತಾವರಣ ಇಂಥವರಿಗೂ ಸಂಗೀತ ಮತ್ತು ಸಾಹಿತ್ಯಕ್ಕೆ ಪ್ರೋತ್ಸಾಹದ ಕೇಂದ್ರ. ಬಹಳ ಒಳ್ಳೆ ಸ್ಫೂರ್ತಿ ಉಂಟಾಗುತ್ತೆ. ಸಂಗೀತಗಾರರಂತೂ ನಾವು ಕೇಳಿದ ಆ ಸಂಗೀತಗಾರರು ಆ ಸಂಗೀತ ಸುದ್ದೆ ಇವತ್ತು ಯಾಕೋ ನಶಿಸೋಗಿದೆ ಅಂತಂದ್ಬಿಟ್ಟು ನಮಗೆ ನಿಜವಾಗಿ ದುಃಖವಾಗುತ್ತೆ. ಸಂಗೀತ ಮತ್ತು ಸಾಹಿತ್ಯದ ಎರಡರ ಒಂದು ಓತಪ್ರೋತವಾದಂಥ ಒಂದು ಸಂಗಮ. ನಾವು ರಂಗಭೂಮಿ, ಅಲ್ಲಿನ ಸಂಗೀತ, ಸಂಗೀತದ ಕ್ಷೇತ್ರ, ಅದಕ್ಕೆ ಅಂದರೆ ನಿಸ್ವಾರ್ಥವಾಗಿ ಕೇವಲ ಮೋಕ್ಷಗಾಮಿಗಳು ಅಂತಲೇ ಹೇಳ್ಬೋದು. ಅಂಥ ಮಹಾಮಹಾ ಸಂಗೀತಗಾರರು ಅವಾಗ ಅಲ್ಲಿ ಹಾಡ್ತಾಯಿದ್ರು, ಅದನ್ನು ನಾವು ಕೇಳಿದ್ವಿ. ನಾಲ್ವಡಿ ಕೃಷ್ಣರಾಜ ಒಡೆಯರಂಥ ಸಂಗೀತ ಪ್ರಿಯರು ಮಹಾರಾಜರಾಗಿ ಸಂಗೀತಗಾರರಿಗೂ ಸಾಹಿತಿಗಳಿಗೂ ಅನೇಕ ದೃಷ್ಟಿಯಿಂದ ಆಗ ಪ್ರೋತ್ಸಾಹ ಕೊಡ್ತಾಯಿದ್ರು. ನಮಗೆ ನಮ್ಮ ಹತ್ತಿರದಲ್ಲೇ ಅಂದರೆ ನಮ್ಮ ಸುತ್ತಮುತ್ತಲ ಅಂದರೆ ನಮ್ಮ ಮನೆ ಹತ್ತಿರದಲ್ಲೇ ಇದ್ದವರು ಅಂತಂದರೆ ಗೋಪಾಲಕೃಷ್ಣ ಅಡಿಗ. ಈ ಎಲ್ಲ ಮಹನೀಯರ ಒಂದು ಸತ್ಸಂಗದಿಂದ ನಾನು ಬರೀತಾನೂ ಇದ್ದೆ, ಸಂಗೀತದಲ್ಲಿ ನನಗೆ ಅಭಿರುಚಿನೂ ಇತ್ತು. ನಮ್ಮ ಅಣ್ಣಂದರು ಕೃಷ್ಣಶಾಸ್ತ್ರಿಗಳು ಮತ್ತು ರಾಮಚಂದ್ರ ಶಾಸ್ತ್ರಿಗಳು ಅಂತ, ಅವರು ಸಿನಿಮಾದಲ್ಲೂ ಪ್ರಸಿದ್ಧರು ಮತ್ತು ನಾಟಕರಂಗದಲ್ಲೂ ಪ್ರಸಿದ್ಧರು. ಅವರ ಒಂದು ಪ್ರೇರಣೆ ಮತ್ತು ಅವರ ಪ್ರೋತ್ಸಾಹದಿಂದ ನನಗೆ ಸಿನಿಮಾ ರಂಗಕ್ಕೆ ನೆಂಟು ಉಂಟಾಯಿತು. ನನಗೆ ಬಹಳ ಅಂದರೆ ಮಡಿವಂಥ ಭಾವನೆ ನನ್ನಲ್ಲಿತ್ತು. ನಾನು ಸಿನಿಮಾಗೆ ಬರೆದ್ರೆ ನನ್ನ ಸಾಹಿತ್ಯ ಕಲುಷಿತವಾಗುತ್ತೆ ಏನೋ ಅನ್ನೋ ಒಂದು ಭಾವನೆಯೂ ಕೂಡ ನನಗಿತ್ತು. ಆದರೆ ನಮ್ಮ ಅಣ್ಣ ರಾಮಚಂದ್ರ ಶಾಸ್ತ್ರಿಗಳವರು ಹೇಳಿದ್ರು, ನೀನು ಸಿನಿಮಾ ರಂಗಕ್ಕೆ ಬಂದು ನೋಡೋದು ನಿನಗೆ ಗೊತ್ತಾಗುತ್ತೆ, ಸುಮ್ಮನೆ ದೂರದ ಬೆಟ್ಟ ನುಣಗೆ ನಮಗೆ ಕಾಣೋದಿಲ್ಲ, ಅದು ಹೊನ್ನು ನಮ್ಮ ಸಾಹಿತ್ಯ ಚೆನ್ನ ಭಾವನೆ ಬಿಟ್ಟುಬಿಡೋ ಅಂತಂದ್ಬಿಟ್ಟು ಹೇಳಿ ಸಿನಿಮಾ ರಂಗಕ್ಕೆ ಕರೆಸಿ ನನ್ನ ಕೈಲಿ ಮೊದಲೇದಾಗಿ ಅವರು ಡಬ್ಬಿಂಗ್ ಪಿಕ್ಚರ್ಸಿಗೆ ಪಿಕ್ಚರ್ಗೆ ಬರೆಯೋದಕ್ಕೆ ಅವರು ಹೇಳಿಕೊಟ್ರು, ನಾನು ಬರೆದೆ. ಅದಾದಮೇಲೆ ನನಗೆ ಸಾಹಿತ್ಯ ಯಾವ ರೀತಿ ಕಲುಷಿತವಾಗದೇ ಇರೋ ಹಾಗೆ ನಮ್ಮದೇ ಆದ ರೀತಿಯಲ್ಲಿ ಚಿತ್ರರಂಗದಲ್ಲಿ ಒಳ್ಳೆಯ ಸಾಹಿತ್ಯ ಕೊಡೋಕ್ಕೆ ಸಾಧ್ಯ ಅನ್ನೋದನ್ನು ನಾನು ನನ್ನ ಮೊದಲನೇ ಚಿತ್ರದಿಂದ ಕಂಡುಕೊಂಡೆ. ಅದು ನನ್ನ ಮೊದಲನೇ ಚಿತ್ರ ಓಹಿಲೇಶ್ವರ. ಈ ದೇಹದಿಂದ ದೂರನಾದೆ ಅನ್ನೋದು ಮೊದಲೇ ಮನೇಲಿ ಕೂಡ ಹಾಡ್ತಾ ಇದ್ದಂಥ ಆಗಿನ ಕಾಲದ ಒಂದು ಬಹಳ ಒಳ್ಳೆ ಜನಪ್ರಿಯ ಗೀತೆ ಆಯಿತು. ಅಂದಿನಿಂದ ನನ್ನ ಸಾಹಿತ್ಯ ರಂಗದ ಒಂದು ಕೃಷಿ ಚಿತ್ರರಂಗದಲ್ಲೂ ಪ್ರಾರಂಭ ಆಯಿತು.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಕೇಳಿದ ಧ್ವನಿ ಖ್ಯಾತ ಚಿತ್ರ ಸಾಹಿತಿ ವಿಜಯನಾರಸಿಂಹ ಅವರದು. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
3: ಸರ್ವೋದಯವಾಗಲಿ ಸರ್ವರಲಿ.
4: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
5: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
4: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
5: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
4: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ವಾರ್ತಾಪತ್ರ
1: ಆಕಾಶವಾಣಿ ಉಡುಪಿ ಜಿಲ್ಲಾ ವಾರ್ತಾಪತ್ರ. ಬರೆದವರು ನಿಶ್ಮಿತಾ ಬೇಕಲ್, ಓದುತ್ತಿರುವವರು ಚೇತನ್ ಸಿವಿ. ಉಡುಪಿ ಜಿಲ್ಲೆಯ ಬಿಎಸ್ಎನ್ಎಲ್ ಸಂಸ್ಥೆಯು ತನ್ನ ಗ್ರಾಹಕರಿಗೆ ನೆಟ್ವರ್ಕ್ ಸಂಬಂಧಿತ ಸಮಸ್ಯೆಗಳನ್ನು ಪರಿಹರಿಸಿ ಖಾಸಗಿ ಕಂಪನಿಗಳಿಗೆ ಕಡಿಮೆ ಇಲ್ಲದಂತೆ ಗುಣಮಟ್ಟದ ಸೇವೆ ಒದಗಿಸಬೇಕೆಂದು ಅಧಿಕಾರಿಗಳಿಗೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ. ಬಿಎಸ್ಎನ್ಎಲ್ ಪ್ರಗತಿ ಪರಿಶೀಲನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಉಡುಪಿ ಜಿಲ್ಲೆಯಾದ್ಯಂತ ಇರುವ ಬಿಎಸ್ಎನ್ಎಲ್ ಸ್ಥಾವರಗಳನ್ನು 3G ಫೋರ್ಜಿಗೆ ಬದಲಾವಣೆ ಮಾಡುವುದರೊಂದಿಗೆ ಗ್ರಾಹಕರಿಗೆ ಉತ್ತಮ ರೀತಿಯ ಸೇವೆಗಳನ್ನು ಒದಗಿಸಬೇಕು. ಹೊಸದಾಗಿ ಟವರ್ಗಳನ್ನು ನಿರ್ಮಾಣ ಮಾಡಲು ಜಿಲ್ಲಾಡಳಿತದಿಂದ ಬೇಡಿಕೆಗೆ ಅನುಗುಣವಾಗಿ 39 ನಿವೇಶನಗಳನ್ನು ಹಂಚಿಕೆ ಮಾಡಲಾಗಿದೆ. ಈ ಕಾರ್ಯವನ್ನು ಶೀಘ್ರದಲ್ಲೇ ಕೈಗೊಳ್ಳಬೇಕು ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಗೃಹಜ್ಯೋತಿ ಯೋಜನೆ ಫಲಾನುಭವಿಗಳ ದಾಖಲೆಗಳ ಮರು ಪರಿಶೀಲನಾ ಪ್ರಕ್ರಿಯೆಯ ಅವಧಿಯನ್ನು ಅಕ್ಟೋಬರ್ 31ರವರೆಗೆ ವಿಸ್ತರಣೆ ಮಾಡಲಾಗಿದೆ. ಮೆಸ್ಕಾಂ ಸಿಬ್ಬಂದಿಗಳು 3 ಬಾರಿ ಮನೆ ಭೇಟಿ ನೀಡಿದಾಗಲೂ ಫಲಾನುಭವಿಗಳು ಲಭ್ಯವಿಲ್ಲದಿದ್ದಲ್ಲಿ ಅವರು ಸಂಬಂಧಪಟ್ಟ ಮೆಸ್ಕಾಂ ಕಚೇರಿಗೆ ತೆರಳಿ ಮಾಹಿತಿಯನ್ನು ನೀಡಬಹುದಾಗಿದೆ ಎಂದು ಉಡುಪಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ರಮೇಶ್ ಕಾಂಚನ್ ಹೇಳಿದ್ದಾರೆ. ಅನ್ನಭಾಗ್ಯ ಯೋಜನೆಯಡಿ ಈಗಾಗಲೇ ಉಡುಪಿ ತಾಲೂಕಿನಲ್ಲಿ 81% ಇ ಕೆವೈಸಿ ಕಾರ್ಯ ಪೂರ್ಣಗೊಂಡಿದ್ದು ಅಕ್ಟೋಬರ್ 20ರ ಒಳಗಾಗಿ ಬಾಕಿ ಉಳಿದಿರುವಂತಹ ಇ ಕೆವೈಸಿ ಕಾರ್ಯ ಪೂರ್ಣಗೊಳ್ಳಬೇಕು. ಶಕ್ತಿ ಯೋಜನೆಯಡಿ ಕೊರೋನಾ ನಂತರ ಸ್ಥಗಿತಗೊಂಡಿದ್ದಂತಹ ಕೆಲವು ರೂಟ್ಗಳ ಬಸ್ಸುಗಳು ಇಂದಿಗೂ ಸಂಚರಿಸುತ್ತಿಲ್ಲ. ಆದಷ್ಟು ಶೀಘ್ರವಾಗಿ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ತಿಳಿಸಿದ್ದಾರೆ. ಪ್ರಸಕ್ತ ಸಾಲಿಗೆ ಉಡುಪಿ ತಾಲೂಕಿನ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ, ಸಾಮಾನ್ಯ ವರ್ಗದ ಅರ್ಹ ಗ್ರಾಮೀಣ ರೈತ ಮಹಿಳೆಯರಿಂದ 5 ವಾರದ 20 ದೇಶಿ ನಾಟಿ ಕೋಳಿ ಮರಿಗಳನ್ನು ವಿತರಿಸಿ ಅವರ ಆದಾಯ ಹೆಚ್ಚಿಸುವ ಕಾರ್ಯಕ್ರಮ ಯೋಜನೆಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು, ಆಸಕ್ತ ರೈತ ಮಹಿಳೆಯರು ಅರ್ಜಿ ಸಲ್ಲಿಸಲು ಅಕ್ಟೋಬರ್ 31 ಕೊನೆಯ ದಿನಾಂಕವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಪಶುವೈದ್ಯ ಸಂಸ್ಥೆ ಅಥವಾ ಉಡುಪಿ ತಾಲೂಕು ಪಶು ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳನ್ನು ಸಂಪರ್ಕಿಸಬಹುದಾಗಿದೆ ಎಂದು ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದ್ದಾರೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಪ್ರಸಕ್ತ ಸಾಲಿನ ಆರ್ಥಿಕವಾಗಿ ಹಿಂದುಳಿದಿರುವಂತಹ ಅಲ್ಪಸಂಖ್ಯಾತ ಸಮುದಾಯದವರ ಸರಳ ವಿವಾಹಕ್ಕೆ ಪ್ರೋತ್ಸಾಹ ನೀಡಲು ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ ನಡೆಯುವ ಸಮೂಹ ವೆಚ್ಚಗಳಿಗಾಗಿ ಪ್ರತಿ ಜೋಡಿಗೆ 50,000 ರೂಪಾಯಿಗಳ ಸಹಾಯಧನಕ್ಕಾಗಿ ಅರ್ಜಿ ಆಹ್ವಾನಿಸಲಾಗಿದ್ದು, ಎಲ್ಲಾ ಅಗತ್ಯ ದಾಖಲೆಗಳೊಂದಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಕಚೇರಿಗೆ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 8277799990 ಅಥವಾ ಆಯಾ ತಾಲೂಕು ಅಲ್ಪಸಂಖ್ಯಾತರ ಮಾಹಿತಿ ಕೇಂದ್ರ ಉಡುಪಿ ದೂರವಾಣಿ ಸಂಖ್ಯೆ 0802574596, ಕುಂದಾಪುರ 0825423070, ಕಾರ್ಕಳ 0825823110 ಅನ್ನು ಸಂಪರ್ಕಿಸಬಹುದಾಗಿದೆ ಎಂದು ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಕಚೇರಿಯ ಪ್ರಕಟಣೆ ತಿಳಿಸಿದೆ. ಉಡುಪಿ ನಗರಸಭಾ ವ್ಯಾಪ್ತಿಯ ಶಿರಿಬೀಡು ವಾರ್ಡಿನ ಶಾಂಭವಿ ಹೋಟೆಲ್ ಎದುರು ರಸ್ತೆಯಲ್ಲಿ 3 ನಂಬರಿನ ಒಳಚರಂಡಿ ಚೇಂಬರ್ ನಿರ್ಮಾಣ ಕಾಮಗಾರಿಯನ್ನು ನಿರ್ವಹಿಸಬೇಕಾಗಿರುವುದರಿಂದ ಅಕ್ಟೋಬರ್ 18ರಿಂದ ನವೆಂಬರ್ 7ರವರೆಗೆ ಸದರಿ ರಸ್ತೆಯಲ್ಲಿ ಸಂಚಾರವನ್ನು ನಿಷೇಧ ಮಾಡಲಾಗಿದೆ. ಹಾಗೆ ಉಡುಪಿ ನಗರಸಭಾ ವ್ಯಾಪ್ತಿಯ ತೆಂಕಪೇಟೆ ವಾರ್ಡಿನ ಬಡಗುಪೇಟೆ ರಸ್ತೆಯಲ್ಲಿ ಒಳಚರಂಡಿ ಜಾಲದ ಪೈಪ್ಲೈನ್ ಬದಲಾವಣೆ ಮಾಡಿ ಕಾಂಕ್ರೀಟ್ ಚೇಂಬರ್ ನಿರ್ಮಾಣ ಕಾಮಗಾರಿಯನ್ನು ಅಕ್ಟೋಬರ್ 15ರಿಂದ ಪ್ರಾರಂಭ ಮಾಡಲಾಗುತ್ತಿರುವ ಹಿನ್ನೆಲೆಯಲ್ಲಿ ಸದರಿ ರಸ್ತೆಯಲ್ಲಿ ವಾಹನ ಸಂಚಾರವನ್ನು ನಿಷೇಧಿಸಿ ಬದಲಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಎಂದು ಉಡುಪಿ ನಗರಸಭೆ ಪೌರಾಯುಕ್ತರ ಕಚೇರಿಯ ಪ್ರಕಟಣೆ ತಿಳಿಸಿದೆ. ಕಾರ್ಕಳ ನ್ಯಾಯಾಲಯಗಳ ಸಂಕೀರ್ಣದಲ್ಲಿ ಕ್ಯಾಂಟೀನ್ ಅನ್ನು ನಡೆಸಲು ಅನುಭವವುಳ್ಳ ಹೋಟೆಲ್ ಉದ್ಯಮ ಹೋಟೆಲ್ ಮಾಲೀಕರಿಂದ ಷರತ್ತಿಗೆ ಒಳಪಟ್ಟು ಕೊಟೇಷನ್ ಅನ್ನು ಆಹ್ವಾನಿಸಲಾಗಿದೆ. ಕೊಟೇಷನ್ನಲ್ಲಿ ಭಾಗಿಯಾಗಲು ಇಚ್ಛಿಸುವವರು ಕೊಟೇಷನ್ ನೋಟಿಫಿಕೇಶನ್ನ ನಮೂನೆಗಳನ್ನು ಕಾರ್ಕಳದ ಹಿರಿಯ ಸಿವಿಲ್ ನ್ಯಾಯಾಲಯದ ಕಚೇರಿಯಿಂದ ನವೆಂಬರ್ 3ರವರೆಗೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಪಡೆಯಬಹುದಾಗಿದ್ದು, ಕೊಟೇಷನ್ ಸಲ್ಲಿಸಲು ನವೆಂಬರ್ 5 ಕೊನೆಯ ದಿನಾಂಕವಾಗಿದೆ. ಕೊಟೇಷನ್ ಅನ್ನು ನವೆಂಬರ್ 6ರಂದು ಸಂಜೆ 5 ಗಂಟೆಗೆ ತೆರೆಯಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಹೆಚ್ಚುವರಿ ನ್ಯಾಯಿಕ ದಂಡಾಧಿಕಾರಿಯವರ ಕಚೇರಿ ಕಾರ್ಕಳ ಇವರನ್ನ ಕಚೇರಿಯ ಅವಧಿಯಲ್ಲಿ ಸಂಪರ್ಕಿಸಬಹುದಾಗಿದೆ ಎಂದು ಪ್ರಕಟಣೆ ತಿಳಿಸಿದೆ. ಪ್ರಸಕ್ತ ಸಾಲಿನಲ್ಲಿ ರಾಜ್ಯದಲ್ಲಿ ಮಳೆಯ ಪ್ರಮಾಣ ತೀರಾ ಕಡಿಮೆ ಆಗಿರುವುದರಿಂದ ಜಾನುವಾರುಗಳಿಗೆ ಎದುರಾಗಬಹುದಾದಂತಹ ಮೇವಿನ ಕೊರತೆಯನ್ನು ನೀಗಿಸಲು ಸರ್ಕಾರದಿಂದ ರೈತರಿಗೆ ಮೇವಿನ ಬಿತ್ತನೆ ಬೀಜಗಳನ್ನು ಉಚಿತವಾಗಿ ಪೂರೈಸಲು ಕ್ರಮ ವಹಿಸಲಾಗುತ್ತಿದೆ. ಜಿಲ್ಲೆಗೆ 2,814 ಮೇವಿನ ಬಿತ್ತನೆ ಬೀಜಗಳ ಕಿರು ಪೊಟ್ಟಣಗಳು ಪೂರೈಕೆಯಾಗಲಿದ್ದು, ಜಮೀನು ಮತ್ತು ನೀರಿನ ಮೂಲ ಹೊಂದಿರುವಂತಹ ಮತ್ತು ಜಾನುವಾರು ಸಾಕಾಣೆ ಮಾಡುತ್ತಿರುವಂತಹ ಆಸಕ್ತ ರೈತರು ತಮ್ಮ ಹತ್ತಿರದ ಪಶು ವೈದ್ಯಕೀಯ ಸಂಸ್ಥೆಗಳಿಗೆ ಭೇಟಿ ನೀಡಿ ನಿಗದಿತ ನಮೂನೆಯಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯ ತಾಲೂಕು ಮುಖ್ಯ ಪಶು ವೈದ್ಯಾಧಿಕಾರಿಗಳನ್ನು ಸಂಪರ್ಕಿಸಬಹುದಾಗಿದೆ ಎಂದು ಇಲಾಖೆಯ ಕಚೇರಿಯ ಪ್ರಕಟಣೆ ತಿಳಿಸಿದೆ. ಇದುವರೆಗೂ ಉಡುಪಿ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
0: ಶುರು ಮಾಡೋಣ ಇನ್ವೆಸ್ಟಿಂಗ್ನ.

0: ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: ಎಲ್ಐಸಿ ತಂದಿದೆ ಹೊಸ ಪ್ಲಾನ್ ಪ್ರೊಟೆಕ್ಷನ್ ಪ್ಲಸ್.
2: ಇದು ಒಂದು ಯೂನಿಟ್ ಲಿಂಕ್ ಪ್ಲಾನ್ ಆಗಿದ್ದು ಲಾಂಗ್ ಟರ್ಮ್ ಸೇವಿಂಗ್ಸ್ ಹಾಗೂ ಪ್ರೊಟೆಕ್ಷನ್ ಅನ್ನು ಒಟ್ಟಿಗೆ ನೀಡುತ್ತದೆ
1: ಮತ್ತು 5 ವರ್ಷಗಳ ನಂತರ ಪಾರ್ಷಿಯಲ್ ವಿತ್ಡ್ರಾವಲ್ ಸೌಲಭ್ಯ. ಎಲ್ಐಸಿಯ ಪ್ರೊಟೆಕ್ಷನ್ ಪ್ಲಸ್ ಪಾಲಿಸಿ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಎಲ್ಐಸಿ ಏಜೆಂಟ್ ಅಥವಾ ನಿಮ್ಮ ಹತ್ತಿರದ ಎಲ್ಐಸಿ ಬ್ರಾಂಚ್ಗೆ ಸಂಪರ್ಕಿಸಿ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್.
3: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ. ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು. ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ. ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು. ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.
2: ಇದು ಆಕಾಶವಾಣಿ, ಸಮಯ 6:37:06. ಇನ್ನೀಗ ಕೆಲವು ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ.
3: ಶುರು ಮಾಡೋಣ ಇನ್ವೆಸ್ಟಿಂಗ್ ನ

0: ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: ಕೇಳುವರೆ, ಇದೇ ಶುಕ್ರವಾರ ಅಕ್ಟೋಬರ್ 16 ಸಾಯಂಕಾಲ 6:30 ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ತೊಗರಿಬೆಳೆಯಲ್ಲಿ ಆಧುನಿಕ ಉತ್ಪಾದನೆ ತಾಂತ್ರಿಕತೆಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕ ಡಾಕ್ಟರ್ ಮುನಿಸ್ವಾಮಿ ಎಸ್ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237074777 2237044888 2237049 STD code 080 ಕೇಳಿ, ಇದೇ ಶುಕ್ರವಾರ ಅಕ್ಟೋಬರ್ 16 ಸಾಯಂಕಾಲ 6:30 ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮ.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
2: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು, ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
3: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
2: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
4: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರ್ ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
2: ಹೌದಾ?
3: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
5: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಮೀಸಲಾತಿ ಹೆಚ್ಚಳ ರದ್ದುಪಡಿಸಿರುವ ಹೈಕೋರ್ಟ್ ತೀರ್ಪಿನ ವಿರುದ್ಧ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಹತ್ಯೆ ಪ್ರಕರಣದ ಕ್ಷಮಾದಾನ ಮನವಿ ತಿರಸ್ಕರಿಸಲು ರಾಜ್ಯಪಾಲರಿಗೆ ಶಿಫಾರಸು, ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನ. ನೂತನ ರಾಜ್ಯಪಾಲರಾಗಿ ಲೋಕಭವನದಲ್ಲಿ ನಾಳೆ ಡಾ ಸುಧಾ ಯಾದವ್ ಪ್ರಮಾಣವಚನ ಸ್ವೀಕಾರ. ಐಎನ್ಎಸ್ ಕದಂಬ ನೌಕಾನೆಲೆಯಲ್ಲಿ ನಾಳೆ ಭಾರತೀಯ ನೌಕಾಪಡೆಗೆ ಸಮರ್ಥಕ್ ಹಡಗು ಸೇರ್ಪಡೆ, ಉಪರಾಷ್ಟಪತಿ ಲೋಕಾರ್ಪಣೆ. ಇದೇ 24-27ರವರೆಗೆ ಯುನೆಸ್ಕೋ ತಂಡದಿಂದ ವಿಶ್ವವಿಖ್ಯಾತ ಹಂಪಿಯ ಸ್ಮಾರಕಗಳ ಪರಿಶೀಲನೆ. ಪರಿಶಿಷ್ಟರ ಮೀಸಲಾತಿ ಹೆಚ್ಚಳ ರದ್ದುಪಡಿಸಿರುವ ಹೈಕೋರ್ಟ್ ತೀರ್ಪಿನ ವಿರುದ್ಧ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸಲು ಇಂದು ನಡೆದ ಸಂಪುಟ ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಈ ಕುರಿತಂತೆ ಸುಪ್ರೀಂಕೋರ್ಟ್ನಲ್ಲಿ ವಿಶೇಷ ಅನುಮತಿ ಅರ್ಜಿ ಸಲ್ಲಿಸುವ ಕುರಿತು ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ಸಭೆಯ ಬಳಿಕ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾಹಿತಿ ನೀಡಿದ್ದಾರೆ. ರಾಜ್ಯದಲ್ಲಿ ಹೊಸದಾಗಿ 9 ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳೆಂದು ಘೋಷಿಸಲಾಗಿದ್ದು, ಒಟ್ಟು 226 ತಾಲೂಕುಗಳನ್ನು ಬರಪೀಡಿತ ಎಂದು ಗುರುತಿಸಲಾಗಿದೆ. ಮುಂದಿನ 1-2 ದಿನಗಳಲ್ಲಿ ಮನವಿ ಪತ್ರ ಪೂರ್ಣಗೊಳ್ಳಲಿದ್ದು, ಕೇಂದ್ರಕ್ಕೆ ಸರ್ವಪಕ್ಷ ನಿಯೋಗ ಕೊಂಡೊಯ್ಯಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಬರದಿಂದ ಉಂಟಾಗಿರುವ ನಷ್ಟ ಈಗಾಗಲೇ ಸುಮಾರು 46,000 ಕೋಟಿಯಷ್ಟು ಇದೆ ಎಂದು ಅಂದಾಜು ಮಾಡಲಾಗಿದೆ. ಅಂತಿಮ ಲೆಕ್ಕಾಚಾರದಲ್ಲಿ ನಷ್ಟದ ಪ್ರಮಾಣ 60,000 ಕೋಟಿಯಿಂದ 70,000 ಕೋಟಿಯವರೆಗೆ ತಲುಪಬಹುದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯಾದ್ಯಂತ ಭಾರೀ ಸಂಚಲನ ಸೃಷ್ಟಿಸಿದ್ದ ರಿಂಗ್ ರೋಡ್ ಶೋಭಾ ಕೊಲೆ ಪ್ರಕರಣದ ಅಪರಾಧಿಗಳ ಕ್ಷಮಾದಾನ ಅರ್ಜಿಯನ್ನು ಮುಖ್ಯಮಂತ್ರಿ ನೇತೃತ್ವದಲ್ಲಿ ನಡೆದ ಸಂಪುಟ ಸಭೆ ತಿರಸ್ಕರಿಸಿದೆ. ಭಾವಿ ಪತಿ ಗಿರೀಶ್ ಕೊಲೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿರುವ ಶೋಭಾ ಹಾಗೂ ಡಿ ಅರುಣ್ ವರ್ಮಾ ಕ್ಷಮಾದಾನ ಕೋರಿ ರಾಜ್ಯಪಾಲರ ಮುಂದೆ ಅರ್ಜಿ ಸಲ್ಲಿಸಿರುವ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಸಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ಕ್ಷಮಾದಾನ ಮನವಿಯನ್ನು ತಿರಸ್ಕರಿಸುವಂತೆ ರಾಜ್ಯಪಾಲರಿಗೆ ಶಿಫಾರಸು ಮಾಡಲು ನಿರ್ಧರಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ರಾಜ್ಯದ ನೂತನ ರಾಜ್ಯಪಾಲರಾಗಿ ನೇಮಕಗೊಂಡಿರುವ ಹರಿಯಾಣ ಮೂಲದ ಡಾ ಸುಧಾ ಯಾದವ್ ನಾಳೆ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಲೋಕಭವನದಲ್ಲಿ ಬೆಳಗ್ಗೆ 10 ಗಂಟೆಗೆ ಏರ್ಪಡಿಸಿರುವ ಸರಳ ಸಮಾರಂಭದಲ್ಲಿ ನೂತನ ರಾಜ್ಯಪಾಲರಿಗೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭುಭಕ್ರು ಪ್ರಮಾಣವಚನ ಬೋಧಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ನಿಕಟಪೂರ್ವ ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್, ಸಂಪುಟದ ಸಚಿವರು, ಪ್ರತಿಪಕ್ಷಗಳ ನಾಯಕರು ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಭಾರತೀಯ ನೌಕಾಪಡೆಗೆ ನಾಳೆ ಸ್ವದೇಶಿ ನಿರ್ಮಿತ ಬಹುಪಯೋಗಿ ಹಡಗು ಸಮರ್ಥಕ್ ಸೇರ್ಪಡೆಯಾಗಲಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕಾರವಾರದ ಐಎನ್ಎಸ್ ಕದಂಬ ನೌಕಾನೆಲೆಯಲ್ಲಿ ಲೋಕಾರ್ಪಣೆಗೊಳಿಸಲಿದ್ದಾರೆ. ಕೇಂದ್ರ ಸರ್ಕಾರದ ಮೇಕ್ ಇನ್ ಇಂಡಿಯಾ ಉಪಕ್ರಮದಡಿ ಎಲ್ಎನ್ಟಿ ಸಂಸ್ಥೆ ದೇಶೀಯವಾಗಿ ವಿನ್ಯಾಸಗೊಳಿಸಿ ನಿರ್ಮಿಸುತ್ತಿರುವ 4 ಬಹು ಉದ್ದೇಶಿತ ನೌಕೆಗಳ ಪೈಕಿ ಇದು ಮೊದಲನೆಯದಾಗಿದೆ. ಈ ನೌಕೆಯನ್ನು ಮುಖ್ಯವಾಗಿ ಸಮುದ್ರ ಗಸ್ತು ಮತ್ತು ಕರಾವಳಿ ನಿಗಾ ಕಾರ್ಯಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ. ಸುಮಾರು 107 ಮೀಟರ್ ಉದ್ದ ಹಾಗೂ 18.6 ಮೀಟರ್ ಅಗಲ ಹೊಂದಿರುವ ಸಮರ್ಥಕ್ 3,750 ಟನ್ಗಿಂತ ಹೆಚ್ಚಿನ ಸ್ಥಳಾಂತರ ಸಾಮರ್ಥ್ಯ ಹೊಂದಿದೆ. ಗರಿಷ್ಠ 15 ನಾಟ್ಸ್ ವೇಗದಲ್ಲಿ ಸಂಚರಿಸಬಲ್ಲ ಈ ನೌಕೆ ಶೇಕಡಾ 75%ಕ್ಕಿಂತ ಹೆಚ್ಚು ಸ್ವದೇಶಿ ಅಂಶಗಳನ್ನು ಒಳಗೊಂಡಿದೆ. ಭವಿಷ್ಯದಲ್ಲಿ ನೌಕಾಪಡೆ ಬಳಸಲಿರುವ ಶಸ್ತ್ರಾಸ್ತ್ರಗಳು, ರೆಡಾರ್ಗಳು, ಸಂವೇದಕಗಳು ಮತ್ತು ಇತರ ತಂತ್ರಜ್ಞಾನಗಳನ್ನು ಸಮುದ್ರದಲ್ಲೇ ಪರೀಕ್ಷಿಸಲು ಇದು ಪ್ರಮುಖ ವೇದಿಕೆಯಾಗಲಿದೆ. ಕಾರವಾರದ ನೌಕಾನೆಲೆಗೆ ಉಪರಾಷ್ಟಪತಿ ಭೇಟಿ ನೀಡಲಿರುವ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಹಾರವಾಡದಿಂದ ಮಾಜಾಳಿಯವರೆಗೆ ಸಮುದ್ರ ತೀರದಲ್ಲಿ ಮೀನುಗಾರಿಕೆಯನ್ನು ತಾತ್ಕಾಲಿಕವಾಗಿ ನಿಷೇಧಿಸಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಶ್ವವಿಖ್ಯಾತ ಹಂಪಿಯ ಐತಿಹಾಸಿಕ ಸ್ಮಾರಕಗಳ ಸಂರಕ್ಷಣೆ, ನಿರ್ವಹಣೆ ಹಾಗೂ ವಿಶ್ವ ಪಾರಂಪರಿಕ ತಾಣದ ಮಾರ್ಗಸೂಚಿಗಳ ಪಾಲನೆ ಕುರಿತು ಪರಿಶೀಲಿಸಲು ಯುನೆಸ್ಕೋ ತಜ್ಞರ ತಂಡ ಇದೇ 24ರಂದು ಹಂಪಿಗೆ ಭೇಟಿ ನೀಡಲಿದೆ ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯುನೆಸ್ಕೋ ತಂಡ ಇದೇ 24ರಂದು

0: ಹಂಪಿಗೆ ಭೇಟಿ ನೀಡಲಿದ್ದು, ಇದೇ 27ರವರೆಗೆ ಹಂಪಿ ಹಾಗೂ ಸುತ್ತಮುತ್ತಲಿನ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಅಂತಾರಾಷ್ಟೀಯ ಪಾರಂಪರಿಕ ತಜ್ಞರಾದ ಕೀನ್ಯಾದ ಜಾರ್ಜ್ ಅಬುಂಗ್, ಜಪಾನ್ನ ಇಚಿಡಾ ಶಿಮೋಡ ಹಾಗೂ ವಿಶ್ವ ಪಾರಂಪರಿಕ ತಾಣ ಹೆಚ್ಚುವರಿ ಮಹಾನಿರ್ದೇಶಕಿ ಜಾನ್ವಿ ಶರ್ಮಾ ಅವರನ್ನು ಒಳಗೊಂಡ ತಂಡವು ಹಂಪಿಯ ಐತಿಹಾಸಿಕ ಸ್ಮಾರಕಗಳು, ದೇವಾಲಯಗಳು ಹಾಗೂ ಪ್ರಾಚೀನ ಅವಶೇಷಗಳ ಸಂರಕ್ಷಣೆಯ ಸ್ಥಿತಿಗತಿಗಳನ್ನು ಅವಲೋಕಿಸಲಿದೆ. ವಿಜಯನಗರ ಸಾಮ್ರಾಜ್ಯದ ಭವ್ಯ ಇತಿಹಾಸ, ವಾಸ್ತುಶಿಲ್ಪದ ವೈಭವ ಹಾಗೂ ಅಪಾರ ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರುವ ಹಂಪಿಯ ಸಂರಕ್ಷಣೆಯ ದೃಷ್ಟಿಯಿಂದ ಈ ಭೇಟಿ ಮಹತ್ವ ಪಡೆದುಕೊಂಡಿದೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಆಯುಷ್ಮಾನ್ ಭಾರತ್, PMJAY ಕುರಿತ ಒಂದು ವರದಿ. ಬಡ ಮತ್ತು ನಿರ್ಗತಿಕ ಕುಟುಂಬಗಳಿಗೆ ವರ್ಷಕ್ಕೆ 5 ಲಕ್ಷದವರೆಗೆ ನಗದುರಹಿತ ಆರೋಗ್ಯ ವಿಮೆಯನ್ನು ಒದಗಿಸುವ ಉದ್ದೇಶದಿಂದ 2018ರಲ್ಲಿ ಪ್ರಾರಂಭವಾದ ಆಯುಷ್ಮಾನ್ ಭಾರತ್ PMJAY ಯೋಜನೆಯು ಬಡತನ ಮತ್ತು ಆರೋಗ್ಯ ಸೇವೆಯ ನಡುವಿನ ಸಂಬಂಧವನ್ನೇ ಬದಲಾಯಿಸಿದೆ. ಪ್ರತಿ ಕುಟುಂಬಕ್ಕೆ ವಾರ್ಷಿಕ 5 ಲಕ್ಷದವರೆಗಿನ ನಗದುರಹಿತ ಚಿಕಿತ್ಸಾ ರಕ್ಷಣೆಯನ್ನು ಒದಗಿಸುವ ಈ ಯೋಜನೆ ಭಾರತದ ಶೇಕಡಾ 40ರಷ್ಟು ಅತ್ಯಂತ ಬಡ ಜನಸಂಖ್ಯೆಯನ್ನು ಗುರಿಯಾಗಿಸಿಕೊಂಡಿದೆ. ಈ ಕುರಿತಂತೆ ಆಕಾಶವಾಣಿಯೊಂದಿಗೆ ಮಾತನಾಡಿದ ಕೋಲಾರದ ಫಲಾನುಭವಿ ಎಸ್ ಸತೀಶ್, ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಮಹತ್ವಾಕಾಂಕ್ಷೆಯ ಆಯುಷ್ಮಾನ್ ಭಾರತ ಯೋಜನೆಯು ದೇಶದ ಜನತೆಗೆ ಅತ್ಯುತ್ತಮ ಆರೋಗ್ಯ ಸೇವೆಗಳನ್ನು ಒದಗಿಸುತ್ತಿದೆ ಎಂದು ತಿಳಿಸಿದ್ದಾರೆ.
1: ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂತ ಆಯುಷ್ಮಾನ್ ಯೋಜನೆ ಜನತೆಗೆ ತುಂಬಾ ಸೇವೆಗಳನ್ನು ಒದಗಿಸ್ತಾ ಇದೆ. ಇವತ್ತು 5 ಲಕ್ಷದವರೆಗೂ ಕೂಡ ಆಪರೇಷನ್ ಆದಂತ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಗಳಲ್ಲಿ ನಮಗೆ ಕೇಂದ್ರ ಸರ್ಕಾರ ಅದನ್ನ ಯಾವುದೇ ಆಸ್ಪತ್ರೆಯಲ್ಲಿ ನಾವು ಅಡ್ಮಿಷನ್ ಆದರೂ ಕೂಡ ಅದನ್ನ ಬರೆಸುವಂತ ಕಾರ್ಯವನ್ನ ಕೇಂದ್ರ ಸರ್ಕಾರ ಮಾಡ್ತದೆ. ಬಹಳ ಅತ್ಯುತ್ತಮವಾಗಿ ಕರ್ನಾಟಕದಲ್ಲಿ ಈ ಒಂದು ಯೋಜನೆ ಸಫಲಕಾರಿಯಾಗಿ ನಡೀತಾ ಇದೆ. ಅದರ ಬಗ್ಗೆ ಸಾರ್ವಜನಿಕರು, ಆರ್ಥಿಕವಾಗಿ ದುರ್ಬಲರಾಗಿರ್ತಕ್ಕಂಥ ಜನ ಈ ಒಂದು ಯೋಜನೆ ಪಡೆಯೋದ್ರಿಂದ ತುಂಬಾ ಅನುಕೂಲಗಳನ್ನು ನಾವು ಪಡೆಯಬಹುದು ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ.
0: ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಸಂಭ್ರಮ ಕಳೆಗಟ್ಟಿದ್ದು, ಈ ಬಾರಿಯ ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆಯಾಗಿ ಕಂಬಳ ಆಯೋಜಿಸಲಾಗಿದೆ. ಇದೇ 18 ಮತ್ತು 19ರಂದು ನಡೆಯಲಿರುವ ಈ ಜಾನಪದ ಕ್ರೀಡಾಕೂಟದ ಹಿನ್ನೆಲೆಯಲ್ಲಿ ಕಂಬಳ ಉಪಸಮಿತಿಯು ಇಂದು ಕೆಸರಿನ ಟ್ರ್ಯಾಕ್ನಲ್ಲಿ 2 ಜೊತೆ ಕೋಣಗಳನ್ನು ಓಡಿಸುವ ಮೂಲಕ ಪ್ರಾಯೋಗಿಕ ಓಟ ನಡೆಸಿತು. ಪುತ್ತೂರು ಶಾಸಕ ಅಶೋಕ್ ರೈ ಈ ಓಟಕ್ಕೆ ಚಾಲನೆ ನೀಡಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅಶೋಕ್ ರೈ, ಕಂಬಳಕೂಟದಲ್ಲಿ ಭಾಗವಹಿಸಲು ಈಗಾಗಲೇ 150ಕ್ಕೂ ಹೆಚ್ಚು ಜೊತೆ ಆಯ್ದ ಕೋಣಗಳನ್ನು ಆಯ್ಕೆ ಮಾಡಲಾಗಿದೆ. ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದಿಂದ ಶನಿವಾರ ಬೆಳಗ್ಗೆ ಕೋಣಗಳ ಪ್ರಯಾಣ ಆರಂಭವಾಗಲಿದ್ದು ಕುಶಾಲನಗರದ ಮೂಲಕ ಮೈಸೂರು ತಲುಪಲಿವೆ. ಪ್ರಥಮ ಬಹುಮಾನವಾಗಿ 16 ಗ್ರಾಂ ಚಿನ್ನ ಹಾಗೂ ದ್ವಿತೀಯ ಬಹುಮಾನವಾಗಿ 8 ಗ್ರಾಂ ಚಿನ್ನವನ್ನು ನಿಗದಿಪಡಿಸಲಾಗಿದೆ ಎಂದು ತಿಳಿಸಿದರು. ಸಾರ್ವಜನಿಕರು ಹಾಗೂ ಪ್ರವಾಸಿಗರು ಕುಟುಂಬ ಸಮೇತರಾಗಿ ಆಗಮಿಸಿ ಕಂಬಳವನ್ನು ಉಚಿತವಾಗಿ ವೀಕ್ಷಿಸಬಹುದಾಗಿದೆ ಎಂದು ಹೇಳಿದ್ದಾರೆ. ನಾಡಹಬ್ಬ ದಸರಾ ಹಿನ್ನೆಲೆಯಲ್ಲಿ ಐತಿಹಾಸಿಕ ಶ್ರೀರಂಗಪಟ್ಟಣದ ಜಂಬೂ ಸವಾರಿಗೆ ನಟ ಡಾ ವಿ ರವಿಚಂದ್ರನ್ ಇಂದು ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಿದರು. ಶ್ರೀರಂಗಪಟ್ಟಣದ ಬನ್ನಿ ಮಂಟಪದ ಬಳಿ 250 ಕೆಜಿ ತೂಕದ ಮರದ ಅಂಬಾರಿಯಲ್ಲಿ ಇದ್ದ ನಾಡದೇವತೆ ಚಾಮುಂಡೇಶ್ವರಿಗೆ ಅವರು ಪುಷ್ಪಾರ್ಚನೆ ಮಾಡಿದರು. ನಾಡದೇವತೆಯನ್ನು ಹೊತ್ತ ಧನಂಜಯ ಆನೆ ರಾಜಗಾಂಭೀರ್ಯದಲ್ಲಿ ಬನ್ನಿ ಮಂಟಪದಿಂದ ರಂಗನಾಥ ದೇಗುಲದವರೆಗೆ ಸಾಗಿತು. ಧನಂಜಯನಿಗೆ ಆನೆಗಳಾದ ಲಕ್ಷ್ಮಿ ಮತ್ತು ರೂಪ ಸಾಥ್ ನೀಡಿದವು. 60ಕ್ಕೂ ಹೆಚ್ಚು ಕಲಾ ತಂಡಗಳು, 10ಕ್ಕೂ ಹೆಚ್ಚು ಸ್ತಬ್ಧ ಚಿತ್ರಗಳು ಗಮನ ಸೆಳೆದವು. ಇನ್ನು ಹವಾವರ್ತಮಾನ. ನೈಋತ್ಯ ಮುಂಗಾರು ಇಂದು ರಾಜ್ಯದಿಂದ ನಿರ್ಗಮಿಸಿದ್ದು ದಕ್ಷಿಣ ಒಳನಾಡು, ಕರ್ನಾಟಕದಲ್ಲಿ ಈಶಾನ್ಯ ಮುಂಗಾರು ಮಳೆಯ ಚಟುವಟಿಕೆ ಆರಂಭಗೊಂಡಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಇಂದು ಮಳೆಯಾಗಿದೆ. ಇಂದು ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಕರ್ನಾಟಕದ ಉತ್ತರ ಒಳನಾಡು ಜಿಲ್ಲೆಗಳಾದ ರಾಯಚೂರು, ಗದಗ, ಕೊಪ್ಪಳ ಮತ್ತು ಹಾವೇರಿ ಜಿಲ್ಲೆಗಳ ಒಂದೆರಡು ಕಡೆ ಗುಡುಗು ಬಿರುಗಾಳಿ ಸಹಿತ ಮಳೆಯಾಗಿದೆ. ದಕ್ಷಿಣ ಒಳನಾಡು ಜಿಲ್ಲೆಗಳಾದ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಾಮರಾಜನಗರ, ಮಂಡ್ಯ ಜಿಲ್ಲೆಗಳ ಹಲವೆಡೆ ಗುಡುಗು ಸಹಿತ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೀಸಲಾತಿ ಹೆಚ್ಚಳ ರದ್ದುಪಡಿಸಿರುವ ಹೈಕೋರ್ಟ್ ತೀರ್ಪಿನ ವಿರುದ್ದ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಹತ್ಯೆ ಪ್ರಕರಣದ ಕ್ಷಮಾದಾನ ಮನವಿ ತಿರಸ್ಕರಿಸಲು ರಾಜ್ಯಪಾಲರಿಗೆ ಶಿಫಾರಸು, ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನ. ನೂತನ ರಾಜ್ಯಪಾಲರಾಗಿ ಲೋಕಭವನದಲ್ಲಿ ನಾಳೆ ಡಾ ಸುಧಾ ಯಾದವ್ ಪ್ರಮಾಣವಚನ ಸ್ವೀಕಾರ. ಐಎನ್ಎಸ್ ಕದಂಬ ನೌಕಾನೆಲೆಯಲ್ಲಿ ನಾಳೆ ಭಾರತೀಯ ನೌಕಾಪಡೆಗೆ ಸಮರ್ಥಕ್ ಹಡಗು ಸೇರ್ಪಡೆ, ಉಪರಾಷ್ಟಪತಿ ಲೋಕಾರ್ಪಣೆ. ಮತ್ತು ಇದೇ 24ರಿಂದ 27ರವರೆಗೆ

0: ಆಕಾಶವಾಣಿ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೃಷಿ ರಂಗ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಆತ್ಮೀಯ ರೈತ ಬಂಧವರಿಗೆ ರೈತ ಬಾಂಧವರಿಗೆ ಆತ್ಮೀಯ ಸ್ವಾಗತ. ಆರಂಭದಲ್ಲಿ ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಕೃಷಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಮಂತ್ರಾಲಯ ಕೃಷಿ ವಸ್ತು ಸಂಗ್ರಹಾಲಯಗಳು ಕುರಿತಾಗಿ ಡಾಕ್ಟರ್ ಪ್ರಹ್ಲಾದ್ ಭಟ್ ಅವರೊಂದಿಗೆ ಸಂದರ್ಶಿಸಿದ್ದಾರೆ ತಿಮ್ಮಪ್ಪ ಎಚ್ ಕೋಡ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರವ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಕೇಳಬಹುದು.
1: ಆಕಾಶವಾಣಿ

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं,
2: क्योंकि हमने लिया है प्रधानमंत्री फसल बीमा।
3: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
4: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
3: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण।
4: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
3: प्रधानमंत्री फसल बीमा योजना, आपकी फसलों का संपूर्ण सुरक्षा कवर। ಕೃಷಿ ಎಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ.
5: ಎಲ್ಲ ರೈತ ಬಾಂಧವರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ. ರೈತ ಬಾಂಧವರೇ, ಇವತ್ತು ನಾವು ವಸ್ತು ಸಂಗ್ರಹಾಲಯದ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮಾಹಿತಿ ಘಟಕದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಪ್ರಹ್ಲಾದ್ ಪಿ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಪ್ರಹ್ಲಾದ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ.
6: ನಮಸ್ಕಾರ ಸರ್.
5: ನಮಗೆ ತಮ್ಮ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ವಸ್ತು ಸಂಗ್ರಹಾಲಯ ಆರಂಭ ಮಾಡಿದ್ರಿ ಅಂತ ಹೇಳಿದ್ರಿ, ಹೇಳಿ ಈ ವಸ್ತು ಸಂಗ್ರಹಾಲಯದ ಪರಿಚಯ ನಮ್ಮ ಕೇಳುಗರಿಗೆ ಮತ್ತು ರೈತರಿಗೆ ಪರಿಚಯ ಮಾಡಿಕೊಡಿ, ಏನೇನಿದೆ ಅಲ್ಲಿ, ಅದರಿಂದ ಏನು ಉಪಯೋಗ?
6: ಸರ್, ನಿಮ್ಗೆ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ನಮ್ಮದು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು, ಪ್ರಪ್ರಥಮ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು, ತನ್ನ 60 ವರ್ಷದ ಸಂಭ್ರಮಾಚರಣೆಯನ್ನು ನಾವು ಈಗ ಕಂಪ್ಲೀಟ್ ಮಾಡಿದ್ದೀವಿ. ಸೊ 60 ವರ್ಷದ ಸಂಭ್ರಮಾಚರಣೆಯಲ್ಲಿ ಜಿ ಕೆ ವಿ ಕೆಯಲ್ಲಿ ನೀವೆಲ್ಲ ಕೇಳಿರ್ಬೋದು, ಬೇರೆ ಬೇರೆ ಸೈನ್ಸ್ ಮ್ಯೂಸಿಯಂ ಅಂತ ಕೇಳಿರ್ತೀವಿ, ಅಥವಾ ಒಂದು ಬೇರೆ ಬೇರೆ ಆದ ವಿಧಗಳ ಮ್ಯೂಸಿಯಂಗಳಿವೆ, ಆದರೆ ಕೃಷಿಗೆ ಸಂಬಂಧಪಟ್ಟಂಥ ಮ್ಯೂಸಿಯಂ ಇಲ್ಲ. ಸೊ ಕರ್ನಾಟಕದಲ್ಲಿ ನಮ್ಮ ಜಿ ಕೆ ವಿ ಕೆ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಪ್ರಪ್ರಥಮ ಬಾರಿಗೆ ಈ ವಸ್ತು ಸಂಗ್ರಹಾಲಯನ ಮಾಡಿದೆ. ಈ ವಸ್ತು ಸಂಗ್ರಹಾಲಯ 2013 ಸ್ಥಾಪನೆ ಆಯಿತು ಸರ್. ಇದು ಸುಮಾರು 923 ಚದರ ಅಷ್ಟು ಈ ವಸ್ತು ಸಂಗ್ರಹಾಲಯ ಇದೆ. ಸೊ ಈ ಕಳೆದ 5 ವರ್ಷಗಳಿಂದ ಇದು ಸಾರ್ವಜನಿಕರಿಗೆ ನೋಡೋಕ್ಕೆ ಅವಕಾಶವನ್ನು ಕೊಟ್ಟಿದ್ದೀವಿ ಸರ್. ಏನು ಅಂದರೆ, ಹೆಂಗೆ ಕೃಷಿ ಹುಟ್ಟಿತು, ಈಗಿನ ಬೆಳೆ ಏನು, ಸೊ ಅಂದಿನಿಂದ ಇಂದಿನ ಕಾಲ ತನಕ ಏನೇನು ಕೃಷಿಗಳೆಲ್ಲ ಆಗಿದೆ, ಈಗ ನಾವು ಎ ಅಂತ ಹೇಳಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಗೆ ಹೇಳ್ತೀವೋ, ಸೊ ಅಲ್ಲಿ ತನಕನೂ ತಮಗೆ ಮಾಹಿತಿಗಳನ್ನ ಈ ವಸ್ತು ಸಂಗ್ರಹಾಲಯದಲ್ಲಿ ನಾವು ನೋಡ್ಬೋದು ಸರ್. ಸೊ ಹಾಗಾಗಿ ಒಟ್ಟು ಒಂದು ಸುಮಾರು 80,000+ ವೀಕ್ಷಕರು ಇದನ್ನ ಭೇಟಿ ಕೊಟ್ಟಿದ್ದಾರೆ ಸುಮಾರು 5 ವರ್ಷಗಳಿಂದ. ಸೊ ಈ ವಸ್ತು ಸಂಗ್ರಹಾಲಯ ನಮ್ಮ ಜಿ ಕೆ ವಿ ಕೆ ಎಂಟ್ರೆನ್ಸ್, ನೀವು ಗೇಟ್ ಆದ ತಕ್ಷಣ ಬಲಭಾಗಕ್ಕೆ ಇದೆ. ಎಂಟ್ರೆನ್ಸ್ ಗೇಟ್ ಇಂದ ಬಂದಾಗ ಒಂದು 200 ಮೀಟರ್ ಒಳಗಡೆ ಬಂದ್ರೆ ಈ ವಸ್ತು ಸಂಗ್ರಹಾಲಯ ಇದೆ ಸರ್. ಮೇನ್ ಇದರ ಉದ್ದೇಶ ಅಥವಾ ಇದರ ಗುರಿ ಏನು ಅಂದ್ರೆ, ಇಂದಿನ ಪೀಳಿಗೆ ಮಕ್ಕಳಿಗೆ ಕೃಷಿ ಬಗ್ಗೆ ಮಾಹಿತಿ ಕೊಡುವಂಥದ್ದು. ಈಗ ಮಕ್ಕಳು ಅನ್ನ ತಿಂತಾರೆ, ಅಕ್ಕಿ ಹೇಗೆ ಬಂತು ಅಂತ ಗೊತ್ತಿಲ್ಲ, ಎಲ್ಲಿಂದ ಬಂತು ಅಂತ, ರಾಗಿಗೆ ಮತ್ತು ಭತ್ತಕ್ಕೆ ವ್ಯತ್ಯಾಸ ಗೊತ್ತಿಲ್ಲ, ಬೆಳೆಗಳು ಕಾಳು ಬಗ್ಗೆ ಗೊತ್ತಿಲ್ಲ, ಅಮ್ಮನ ಕೇಳ್ತಾರೆ ಯಾವ್ದಮ್ಮ ಇದು ಯಾವುದು ಗೂಗಲ್

0: ಮಾಡ್ತಾರೆ ಈಗಿನ ಕಾಲದ ಮಕ್ಕಳು. ಸೊ ಅದು ಎಕ್ಸ್ಪೆಷಲಿ ಬೆಂಗಳೂರು ಮಕ್ಕಳುಗಳಿಗೆ ಕೃಷಿ ಬಗ್ಗೆ ಪರಿಚಯ ಮಾಡೋಕ್ಕೋಸ್ಕರ ಈ ವಸ್ತು ಸಂಗ್ರಹಾಲಯನ ಪರಿಚಯ ಮಾಡಿದ್ದಾರೆ. ಈ ವಸ್ತು ಸಂಗ್ರಹಾಲಯದಲ್ಲಿ ಸಾಂಸ್ಕೃತಿಕವಾಗಿ ಅಂದಿನ ಕಾಲದಲ್ಲಿ ಹೇಗೆ ಬೆಳೀತಾ ಇದ್ದು, ಯಾವ ಪರಿಕರಗಳನ್ನ ಯೂಸ್ ಮಾಡ್ತಿದ್ರು, ಈಗ ಸೇರು ಪಾವು ಈಗಿನ ಮಕ್ಕಳಿಗೆ ಅವೆಲ್ಲ ಐಡಿಯಾನೇ ಇಲ್ಲ. ಈಗಿನ ಮಕ್ಕಳಿಗೆ ಜಸ್ಟ್ ಲೀಟರು ಗ್ರಾಮು ಇಷ್ಟೇ ಅದ್ರ ಬಗ್ಗೆ ಪರಿಚಯ ಇರುತ್ತೆ. ಇಂಥ ವಸ್ತುಗಳ ಬಗ್ಗೆ ಮಕ್ಕಳಿಗೆ ಪರಿಚಯ ಮಾಡ್ಕೊಡೋದಾಗಿರ್ಬೋದು, ಮತ್ತು ಆಗಿನ ಸಿರಿಧಾನ್ಯ ಪದಾರ್ಥಗಳು ಏನೇನು ಯೂಸ್ ಮಾಡ್ತಿರೋ, ಸೊ ಇದರ ಬಗ್ಗೆ ಎಲ್ಲನೂ ಈ ವಸ್ತು ಸಂಗ್ರಹದಲ್ಲಿ ನಾವು ಪರಿಚಯ ಮಾಡಿದ್ದೀವಿ.
1: ಪ್ರತಿಯೊಂದಕ್ಕೂ ಒಂದು ಸೈಕಲ್ ಅನ್ನೋದು ಇದ್ದೇ ಇರುತ್ತೆ. ಮಾನವ ಜೀರೋದಿಂದ ಆರಂಭ ಮಾಡ್ತಾನೆ, 100 ರೀಚ್ ಆಗ್ತಾನೆ, ಅಂದರೆ ವಯಸ್ಸಾದಮೇಲೆ ಮತ್ತೆ 0 ಆಗ್ತಾನೆ, ಹೌದಲ್ಲ? ಅದೇ ಥರ ಪ್ರತಿಯೊಂದಕ್ಕೂ ಕೂಡ ಒಂದು ಬ್ರೆಕಿನ್ ಬನ್ ಪಾಯಿಂಟ್, ಅಂದರೆ ತನ್ನ ಒಂದು ಗಾತ್ರ ಕೊನೆಯ ಗಾತ್ರ ಅಂತ ಇರುತ್ತೆ. ಅಂದರೆ ಗರಿಷ್ಠ ಶಕ್ತಿ ಅನ್ನೋದು ಒಂದು ಮನುಷ್ಯನಿಗೆ ಬಂದಿರುತ್ತೆ ಒಂದು ವಯಸ್ಸಿಗೆ. ಅದೇ ಥರ ಈ ಏನು ತಾವು ಒಂದು ವಸ್ತು ಸಂಗ್ರಹಾಲಯ ಮಾಡಿದ್ರು ಕೂಡ ಅದಕ್ಕೆ ಒಂದು ಬೆಲೆ ಇದೆ, ಅದಕ್ಕೆ ಒಂದು ಮಹತ್ವವಿರುತ್ತೆ. ಅದಕ್ಕೂ ಕೂಡ ಇದು ಯಾಕೆ ಮಾಡಿದ್ರೆ, ಇದನ್ನು ಯಾಕೆ ಮಾಡಬೇಕು ಅನ್ನೋ ವಿಚಾರ ಕೂಡ ಬಂದಿರುತ್ತೆ. ಯಾಕೆ ಮಾಡಿದ್ರೆ ಅಂದರೆ ನಮಗೆ ಈಗಿನ ಹೊಸ ಮಕ್ಕಳಿಗೆ ತಾವು ಹೇಳ್ದಂಗೆ ಹಳೇದು ಗೊತ್ತಿರೋದಿಲ್ಲ, ಆದರೆ ಅದು ಗೊತ್ತಾಗಬೇಕು, ಹೌದಲ್ಲ?
0: ಹೌದು.
1: ಈಗ ನಾವು ಏನು ಮಂಗಳ ಗ್ರಹಕ್ಕೂ ಹೋಗಿದ್ದೇವೆ, ಆದರೆ ಅದು ಆರಂಭವಾಗಿದ್ದು ಎಲ್ಲಿಂದ? ಎತ್ತಿನ ಗಾಡಿ ಮೇಲೆ ನಮ್ಮದು ಇದನ್ನು ತೊಗೊಂಡೋಗಿ ಶ್ರೀಹರಿಕೋಟದಲ್ಲಿ ಇಟ್ಟಿದ್ದದು ಎತ್ತಿನ ಗಾಡಿಯಿಂದ ಶುರು ಆಗಿದೆ ನಮ್ಮದು. ಆಮೇಲೆ ಎಲ್ಲಿ ಹೋಯ್ತು ನಮ್ಮದು? ನಮ್ಮದು ಗುರಿ ಅಲ್ಲಿ ಮಂಗಳ
0: ಗ್ರಹಕ್ಕೆ
1: ಲೆಕ್ಕಾಕಿ ಅದೊಂದು 7.5 ಲಕ್ಷ ಕಿಲೋಮೀಟರ್, ಅದು ನಮ್ಮದು ಹೇಳೋದಲ್ಲ ಅದು. ಅದೇ ಥರ ಇದು ಕೂಡ ಹೀಗೆ ಏನು ಈ ಒಂದು ಸಂಗ್ರಹಾಲಯಗಳು ಬೇಕೇ ಬೇಕು.
0: ಹೌದು. ಹೇಗೆ ಅಂದರೆ ನಾವು ಸೈನ್ಸ್ ಮ್ಯೂಸಿಯಂಗಳು ಕೇಳಿದ್ದೀವಿ, ಅಗ್ರಿಕಲ್ಚರ್ಗೆ ಕೃಷಿಗೆ ಅಂತ ಮ್ಯೂಸಿಯಂ ಇಲ್ಲ. ಅದಕ್ಕೆ ಈ ಕೃಷಿ ನಮ್ಮ ವಸ್ತು ಸಂಗ್ರಹ ಹೇಗೆ ಮಾಡಿದ್ವಿ ಅಂದರೆ ಒಂದು ಓವಲ್ ಶೇಪಲ್ಲಿದೆ ಸರ್. ಅಂದರೆ ಯಾರು ಒಬ್ಬರು ಬಂದರೆ ವ್ಯಕ್ತಿ ಒಂದು ಸುತ್ತು ಅದನ್ನು ಸುತ್ತಿದ್ರೆ ಕೃಷಿ ಬಗ್ಗೆ ಮಾಹಿತಿ ಸಿಗುತ್ತೆ. ಸೊ ಮೊದಲನೇದಾಗಿ ಒಂದು ಕಚೇರಿ ಆದರ ನಂತರ ನಾವು ಸಾಯಿಲ್ ವಾಟರ್ ಮಣ್ಣು ಆಯಿತಾ ನೀರು ಹೇಗಿರಬೇಕು, ಯಾವ್ಯಾವ ಬೆಳೆಗೆ ಯಾವ್ಯಾವ ಥರ ಮಣ್ಣುಗಳಿರಬೇಕು, ಎಷ್ಟು ಪ್ರಮಾಣದ ನೀರುಗಳಿರಬೇಕು. ಸೊ ಯಾವ ನೀವೀಗ ನಾರ್ತ್ ಕರ್ನಾಟಕದವರಲ್ಲಿ ಯಾವ ಥರ ಬೆಳೆಗಳನ್ನ ಬೆಳಿಬೋದು, ಸೌತ್ ಆದರೆ ಯಾವ ಥರ ಬೆಳಿಬೇಕು, ಹಾಗೆ ಕ್ರಾಪ್ಸ್ ಮತ್ತು ಕ್ರಾಪಿಂಗ್ ಸಿಸ್ಟಮ್ಮು ನಾವು ಹೇಳ್ತೀವಿ, ಯಾವ್ಯಾವ ಬೆಳೆನ ಯಾವ್ಯಾವ ಟೈಮಲ್ಲಿ ಹಾಕಬೇಕು ಅನ್ನೋದನ್ನು ಗ್ಯಾಲರಿ 1 ಅಂತ ಮಾಡಿದ್ದೀವಿ ಸರ್. 6 ಗ್ಯಾಲರಿಗಳನ್ನ ನಾವು ಮಾಡ್ಕೊಂಡಿದ್ದೀವಿ. ಮೊದಲನೇ ಗ್ಯಾಲರಿ ಕ್ರಾಪ್ ಅಂದರೆ ಮಣ್ಣು, ಯಾವ ಬೆಳೆಗಳನ್ನ ಬೆಳಿಬೇಕು, ಅದಕ್ಕೆ ನೀರಿನ ಪ್ರಮಾಣಗಳೇನು ಅನ್ನೋದು ಮೊದಲನೇ ಗ್ಯಾಲರಿಲಿದೆ. ನೀವು ಹಾಗೆ ಮುಂದೆ ಬಂದರೆ ಎರಡನೇ ಗ್ಯಾಲರಿಯಲ್ಲಿ ಕೃಷಿ ಹೇಗೆ ಹುಟ್ಕೋದು, ಇತಿಹಾಸ, ಕೃಷಿಯ ಬಗ್ಗೆ ಇತಿಹಾಸ, ಮತ್ತು ಅದು ಅಗ್ರಿಕಲ್ಚರ್ ನಮ್ಮ ಕರ್ನಾಟಕದಲ್ಲಿ ಹೇಗಿದೆ ಕೃಷಿ, ಸೊ ಯಾವಾಗ ಬಂತು, ಹೇಗೆ ಬಂತು, ನಮ್ಮ ಕರ್ನಾಟಕದಲ್ಲಿ ಯಾವ ಬೆಳೆಗಳನ್ನ ನಾವು ಬೆಳೀತಿದ್ವಿ ಆಗಿನ ಕಾಲದಲ್ಲಿ, ಈಗ ಎಲ್ಲಿಗೆ ಬಂದು ನಿಂತಿದ್ದೀವಿ ನಾವು, ಮತ್ತು ಹುಟ್ಟು ನಮ್ಮ ಅಗ್ರಿಕಲ್ಚರ್ ಸೈನ್ಸ್ ಮ್ಯೂಸಿಯಮ್ಮು GKVKಯಲ್ಲಿ ಇರೋದ್ರಿಂದ ಕೃಷಿ ವಿಶ್ವವಿದ್ಯಾನಿಲಯ ಹೇಗೆ ಹುಟ್ಟಿತು, ಕೃಷಿ ವಿಶ್ವವಿದ್ಯಾನಿಲಯಕ್ಕೂ ಮತ್ತು ರೈತರಿಗೂ ಏನು ಸಂಬಂಧ, ಸೊ ನಾವು ರೈತರಿಗೆ ಏನು ತಲುಪಿಸ್ತೀವಿ ಅನ್ನೋದನ್ನು ನಾವು ಈ Gallery 2 ಅನ್ನೋದರಲ್ಲಿ ನಾವು ತೋರಿಸಿದ್ವಿ. ಇವೆಲ್ಲ ನಕ್ಷೆಗಳು ಅಥವಾ ಮಾಡೆಲ್ಸ್ಗಳಂತ ಏನು ಹೇಳ್ತೀವಿ, ಇದನ್ನು ನಾವು ಅಲ್ಲಿ ಪ್ರೆಸೆಂಟ್ ಮಾಡಿದ್ದೀವಿ. ನೆಕ್ಸ್ಟ್ 3ನೇದು ಬಂದರೆ ರೈತರಿಗೆ ಫಸ್ಟ್ ಬರೋದೆ ರೋಗಗಳು, ನಮ್ಮಲ್ಲಿ ಈ ರೋಗ ಇದೆ. ಈಗ ನಾವು ಕೇಳಕ್ಕೂ ಅದೇ ಆ ವ್ಯಕ್ತಿಯ ಪರಿಚಯ, ಈಗ ಬೆಂಕಿ ರೋಗ ಅದನ್ನು ಅವನೇ ನೋಡಿದ್ರೆ ಹೀಗಿರುತ್ತೆ ರೋಗ, ಸೊ ಇದಕ್ಕೆ ನಾನು ಏನೇನು ಅದಕ್ಕೆ ಕ್ರಮಗಳನ್ನ ಪಾಲಿಸಬೇಕು ಅನ್ನೋದ್ರ ಬಗ್ಗೆ 3ನೇ ಗ್ಯಾಲರಿಲಿ ಇದೆ. ಅಂದರೆ ರೋಗಗಳ ಬಗ್ಗೆ ಇದೆ, ಮತ್ತು ಯಾವ ಕೀಟಗಳು, ಅದಕ್ಕೆ ಸೂಕ್ಷ್ಮಾನು ಜೀವಿಗಳೇನು, ಸೊ ಈ ಥರದ್ರ ಬಗ್ಗೆ ಪರಿಚಯಗಳನ್ನು ನಾವು 3ನೇ ಗ್ಯಾಲರಿಯಲ್ಲಿ ಮಾಡಿದ್ದೀವಿ. ತದನಂತರ 4ನೇ ಗ್ಯಾಲರಿಲಿ ರೇಷ್ಮೆ ಕೃಷಿ ಬಗ್ಗೆ, ಈಗ ತುಂಬಾನೇ ಆಗ್ತಾ ಇದೆ, ಈಗ ರೇಷ್ಮೆ ಗೂಡು ಹೇಗಿರುತ್ತೆ ಅನ್ನೋದೇ ಮಕ್ಕಳುಗಳು ನೋಡಿರಲ್ಲ. ಈಗ ರೇಷ್ಮೆ ಗೂಡಿಂದನೇ ಸುಮಾರು ಹಾರಗಳನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ, ನಮ್ಮ ಕೃಷಿ ವಿಶ್ವವಿದ್ಯಾಲಯದ ವತಿಗಳಿಂದ ನಾವು ಮಾರಾಟನೂ ಮಾಡ್ತೀವಿ ಅಲ್ಲಿ. ಸೊ ರೇಷ್ಮೆ ಬಗ್ಗೆ, ಮತ್ತು ನಾವು ಜೇನು ಕೃಷಿ ಬಗ್ಗೆ, ಸೊ ಜೇನು ಕೂಡ ಜೇನು ಹೇಗಿರುತ್ತೆ ಆಯ್ತಾ, ರಾಣಿ ಜೇನು ಹೇಗಿರುತ್ತೆ ನೋಡೋಕೆ ಈಗಿನವ್ರಿಗೆ ಗೊತ್ತೇ ಇಲ್ಲ. ಸೊ ಜೇನು ಕೃಷಿ, ಆ ಜೇನು ಕೃಷಿ ಹೇಗೆ ಮಾಡಬೇಕು ಅನ್ನೋದನ್ನು Gallery 4 ನೋಡ್ತೀವಿ. ಅದಾದ ನಂತರ ಹಲವಾರು ಅಲೈನ್ಡ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ, ಕೃಷಿಗೆ ಸಂಬಂಧಪಟ್ಟ ಚಟುವಟಿಕೆಗಳು, ಕೃಷಿ ಅರಣ್ಯ ಆಗಿರ್ಬೋದು ಅಥವಾ ಕೃಷಿ ಯಂತ್ರೋಪಕರಣಗಳಾಗಿರ್ಬೋದು. ಎತ್ತಿನ ಗಾಡಿಯಿಂದ ಇವತ್ತಿನ ತನಕ, ಒಬ್ಬ ಟಿಲ್ಲೇಜಿಂದ ಹಿಡಿದು ಅವಾಗಿಂದ ಮಾಡ್ಕೊಂಡು ಇವಾಗಿನ ತನಕ ರೋಬೋಟ್ಸ್ಗಳ ತನಕ ಬಂದು ನಿಂತಿದ್ದೀವಿ ನಾವು ನಮ್ಮ ದೇಶದಲ್ಲಿ.
1: ರೋಬೋಟು, ಡ್ರೋನು ಎಲ್ಲ ಬಂದಿದೆ,
0: ಡ್ರೋನ್ ಎಲ್ಲ ಬಂದಿದೆ ಆಯ್ತಾ. ಎಷ್ಟು ಜನ ಅಂದರೆ
1: ತುಂಬಾ ಅವಶ್ಯಕರ
0: ಅವಶ್ಯಕರ ಆಗಿದೆ. ಹೇಗೆ
1: ಆಗಲೇಬೇಕಾಗಿತ್ತು, ಯಾಕಂದ್ರೆ ಆವಾಗ ಒಂದು ಮನೆಯಲ್ಲಿ ಒಂದು 20 ಜನ ಇರ್ತಿದ್ರು, ಒಂದು 10 ಜನ ಅಗ್ರಿಕಲ್ಚರ್ ಗದ್ದೆಯಲ್ಲಿ ಇರ್ತಿದ್ರು, ಇನ್ನೊಂದು 5-6 ಜನ ಮನೆಯಲ್ಲಿ ಅದನ್ನು ಒಟ್ಟುಗೂಡಿಸ್ತಿದ್ರು. ಹಾಗಾಗಿ ಅವ್ರ ಮನೆ ಕೃಷಿ ಒಂದು ಚಟುವಟಿಕೆ ಎಲ್ಲ ಮುಗಿದು ಹೋಗ್ತಿದ್ವು. ಆದರೆ ಈಗ ಒಬ್ಬರು ಇಬ್ಬರು ಮನೆಯಲ್ಲಿರ್ತಾರೆ, ಅದು ಒಂದು ಒಂದು ವಾರದಲ್ಲಿ ಎರಡು ದಿನ ಮಾತ್ರ ಮನೆಯಲ್ಲಿರ್ತಾರೆ, ಇನ್ನು ಉಳಿದ ಐದು ದಿನ ಅಲ್ಲಿ ಇರಕ್ಕಾಗಲ್ಲ. ಹಾಗಾಗಿ ಹೇಗಾದ್ರೂ ಮತ್ತೆ ಕೃಷಿ ಮಾಡ್ಲೇಬೇಕಲ್ಲ.
0: ಹೌದು, ಈಗ ಇಷ್ಟೊಂದು ಜನ ಬೆಂಗಳೂರು ರೈತರುಗಳನ್ನ ನೋಡ್ತಾ ಇದೀವಿ. ಬೆಂಗಳೂರು ರೈತರು ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಅವರೆಲ್ಲ ವೀಕೆಂಡ್ ಫಾರ್ಮರ್ಸ್ ಆಗ್ಬಿಟ್ಟು

0: ಸೋಮವಾರದಿಂದ ಶುಕ್ರವಾರ ತನಕ ಬೆಂಗಳೂರಲ್ಲಿ ದುಡಿದು ಶನಿವಾರ ಭಾನುವಾರ ತಮ್ಮ ತೋಟಕ್ಕೆ ಹೋಗಿ ಕೆಲಸ ಮಾಡಬೇಕು ಅನ್ನೋ ಆಸೆ. ಆವಾಗ ನಮ್ಗೆ ಈ ಯಂತ್ರೋಪಕರಣಗಳು ಈಗಿನ ಆವಿಷ್ಕಾರಗಳು ಹೆಲ್ಪ್ ಆಗುತ್ತೆ. ಎಲ್ಲ ಮೊಬೈಲಲ್ಲೇ ಬಂದಿದೆ. ಒಂದು ಡ್ರಿಪ್ ಇರಿಗೇಷನ್ನು ಅದಕ್ಕೂ ಕಂಟ್ರೋಲ್ ನಾವು ಮನೇಲೇ ಇಟ್ಟು ನಮ್ಮ ಮೊಬೈಲ್ಗಳಲ್ಲಿ ನಾವು ಇಲ್ಲೇನೆ ಹಾಕ್ಬೋದು. ಸೊ ಹೇಗೆ ಇದು ಬೆಳವಣಿಗೆ ಆಗಿದೆ? ಸೊ ಈಗ ಡ್ರಿಪ್ ಇರಿಗೇಷನ್ ನೀವು ಹೇಗೆ ಹೇಳಿದ್ರೆ ಡ್ರೋನ್ ಆಯಿತಾ, ಸ್ಪ್ರೇಯಿಂಗ್ ಆಫ್ ಫರ್ಟಿಲೈಸರ್ಸ್ ಅಂತೀವಲ್ವ, ಅದು ಡ್ರೋನ್ ಮುಖಾಂತರನೇ ಈಗಿನದಲ್ಲಿ ಆಗ್ತಾರೆ. ಸೊ ಅದು ಆ ಗ್ಯಾಲರಿಲಿ ನೋಡ್ತೀವಿ. ಸೊ ಹೀಗೆ ಹಲವಾರು
1: ಕೂಡ ನೀವು ಅಲ್ಲಿ ತೋರಿಸಿದ್ದೀರಿ,
0: ತೋರಿಸಿದೀವಿ. ಚಿತ್ರಣಗಳಿರುತ್ತೆ, ವಿಡಿಯೋ ಇರುತ್ತೆ ನಮ್ಮಲ್ಲಿ ಆಯ್ತಾ. ವಿಡಿಯೋನ
1: ಪೂರಕವಾದ ಮಾಹಿತಿ ಕೂಡ ನೀವು ಕೊಡ್ತೀರಿ.
0: ಖಂಡಿತ ಖಂಡಿತ. ನಮ್ಮಲ್ಲಿ
1: ತಾವು ಹೇಳಿದ್ರಲ್ಲಿ ಏನು ಈಗ ನೀರು ಪೂರೈಸದಿರ್ಬೋದು, ನಿಮ್ಮ ಹೊಲದಲ್ಲಿ ನೀವು ಇಲ್ಲಿ ಕುಂತಲ್ಲೇ ಮೊಬೈಲ್ ಅಲ್ಲಿ ಸೆಟ್ ಮಾಡ್ಕೊಳ್ಬಹುದು. ಇದು ಕೂಡ ಬಹಳ ರೈತರಿಗೆ ಬೇಕಾಗಿದೆ. ಕೆಲವು ರೈತರು ಮಾತ್ರ ಇದ ಮಾಹಿತಿ ಪಡ್ಕೊಂಡಾರೆ, ಇನ್ನು 90% ರೈತರಿಗೆ ಇದು ಗೊತ್ತಿಲ್ಲ.
0: ಗೊತ್ತಿಲ್ಲ,
1: ಇನ್ನು ಮುಂದೆ ಈಗ ತಾವೇನು ಹೀಗೆ ಹೇಳ್ತಿದ್ದೀರಲ್ಲ, ಇನ್ ಮುಂದೆ ಅವರು ಇಂಥ ಕಡೆನು ಭೇಟಿ ಕೊಟ್ಟು ಇಂಥದ್ದು ಒಂದು ಮಾಹಿತಿ ಇದೆಯಲ್ಲ ಅನ್ನೋದು ಅವ್ರಿಗೆ ಈ ಕಲ್ಪನೆ ಬರುತ್ತೆ.
0: ಕಲ್ಪನೆ ಯಾಕೆಂದ್ರೆ ಈಗ ರೈತರು ಅಂದ್ರೆ ಅವ್ರ ಅಪ್ಪ ಅಮ್ಮಂದಿರು ಮಾಡ್ಕೊಂಡ್ ಬಂದಿದ್ರೆ ಕೆಲವ್ರಿಗೆ ರೈತರು ಹೊಲದ ಬಗ್ಗೆ ಎಲ್ಲ ಪರಿಚಯ ಇರುತ್ತೆ. ಈಗ ನಾನು ಹೊಸದಾಗಿ ಶುರು ಮಾಡಬೇಕು ಅನ್ನೋನ್ಗೆ ಏನ್ ಗೊತ್ತಿರುತ್ತೆ ಕೃಷಿ ಬಗ್ಗೆ? ಆ ಕೃಷಿ ಬಗ್ಗೆ ತಿಳುವಳಿಕೆ ಅರಿವು ಮೂಡಕ್ಕೋಸ್ಕರನೆ ಈ ವಸ್ತು ಸಂಗ್ರಹಾಲಯನ ನಾವು ಮಾಡಿರೋದು. 2023 ನಾವು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳು ಅಂತ ವರ್ಷ ಅಂತ ಮಾಡಿ ಮೇಳ ಅಂತ ಮಾಡಿದ್ವಿ, ತಮ್ಗೆಲ್ಲ ಗೊತ್ತಿದೆ. ಸೊ ಸಿರಿಧಾನ್ಯಗಳಿಗೆ ಎಷ್ಟು ಪ್ರಾಮುಖ್ಯತೆ ಬಂದ್ಬಿಟ್ಟಿದೆ ಅಂದ್ರೆ ಎಲ್ಲರ ಮನೇಲಿ ಒಂದಲ್ಲ ಎರಡಲ್ಲ ಸಿರಿಧಾನ್ಯ ಪದಾರ್ಥಗಳನ್ನ ಯೂಸ್ ಮಾಡ್ತಿದ್ದಾರೆ. ಅದು ಒಂದು ಆರೋಗ್ಯ ದೃಷ್ಟಿಯಿಂದ, ಒಂದು ನಮ್ಮ ಸಾಂಪ್ರದಾಯಿಕ ಅಡುಗೆಗಳನ್ನ ನಾವು ಮಾಡ್ತಾ ಇದೀವಿ ಆಯ್ತಾ. ಸೊ ಇವನ್ನೆಲ್ಲ ಮರ್ತಿರಕ್ಕೋಸ್ಕರ ಈ ಸಿರಿಧಾನ್ಯಗಳ ಪರಿಚಯ ಮಾಡೋಕ್ಕೋಸ್ಕರ 2023 ಸಿರಿಧಾನ್ಯಗಳ ಗ್ಯಾಲರಿ ಅಂತಾನೆ ನಾವು ಒಂದು ನಮ್ಮ ವಸ್ತು ಸಂಗ್ರಹಾಲಯದಲ್ಲಿ ಮಾಡಿದ್ದೀವಿ. ಇಲ್ಲಿ ಏನು ಮಿಲಿಟ್ಸ್ ಗ್ಯಾಲರಿ ಅಂದ್ರೆ ಸಿರಿಧಾನ್ಯಗಳ ಪರಿಚಯ, ಯಾವ್ಯಾವ ಸಿರಿಧಾನ್ಯಗಳಿದೆ ನಮ್ಮಲ್ಲಿ, ಓಕೆ, ಆ ಸಿರಿಧಾನ್ಯ ಇತಿಹಾಸ ಹೇಗುಡ್ತು, ಅದ್ರದ್ದು ಪರಿಚಯ ಏನು, ಸಿರಿಧಾನ್ಯ ನವಣೆ ಸಜ್ಜೆ ಸಾಮೆ ಬರಗು ಹಿಂಗಿನ ಮಕ್ಕಳುಗಳಿಗೆ ಗೊತ್ತಿಲ್ಲ, ಅದು ಅದನ್ನ ಪರಿಚಯ ನಾವು ಈ ನಮ್ಮ ಗ್ಯಾಲರಿಲಿ ಮಾಡಿಕೊಟ್ಟಿದ್ವಿ. ನಂತರ ಅದರ ಬೇಸಾಯ ಪದ್ಧತಿಗಳು ಯಾವ್ಯಾವದಕ್ಕೆ ಯಾವ್ಯಾವ ಪದ್ಧತಿಗಳನ್ನ ಮಾಡಬೇಕು, ಮತ್ತೆ ಅದಕ್ಕೆ ತಳಿಗಳು ಯಾವುದು, ಸೂಕ್ತವಾದ ತಳಿಗಳು, ಸುಧಾರಿತ ತಳಿಗಳು ಯಾವ್ದಾವ್ದಿದೆ. ತದನಂತರ ಕೃಷಿ ವಿಶ್ವ ಬೆಂಗಳೂರು ಅಭಿವೃದ್ಧಿಪಡಿಸಿರುವ ಸಿರಿಧಾನ್ಯಗಳ ರಿಲೇಟೆಡ್ ಸಂಶೋಧನೆಗಳು ಏನೇನಿದೆ ಅದನ್ನು ಕೂಡ ನಮ್ಮ ಗ್ಯಾಲರಿ ನಾವು ಪರಿಚಯ ಮಾಡಿದ್ದೀವಿ. ಮತ್ತೆ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಅಲ್ವಾ, ಈಗಿನ ಕಾಲದ ಮಕ್ಕಳಿಗೆ ನೀವು ಹಂಗೆ ಡೈರೆಕ್ಟ್ ಆಗಿ ಕೊಟ್ಟಿರ್ತೀನಲ್ಲ, ಅದನ್ನೇ ನೀವು ಒಂದು ಚಾಕ್ಲೇಟ್ ರೂಪದಲ್ಲಿ ಒಂದು ಸಿಹಿ ಪದಾರ್ಥವಾಗಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಡ್ತಾರೆ. ಸೊ ಸಿರಿಧಾನ್ಯಗಳಲ್ಲಿ ಆಯ್ತಾ ಹಲವಾರು ಸಿರಿಧಾನ್ಯಗಳು, ಈಗ ಅಂಬಳಿ ಪಾಯಸ ಮಾಡೋದು ಆಯ್ತಾ, ಸಾಮೆ ಪಾಯಸ, ಈ ಥರದ ಎಷ್ಟೊಂದು ಅಂದರೆ ಮಕ್ಕಳಿಗೆ ಆ ಥರ ಪರಿಚಯ ಮಾಡಿಕೊಟ್ರೆ ಅದರಿಂದ ಮೌಲ್ಯವರ್ಧನ ಪದಾರ್ಥಗಳಿಗೆ ಹೆಚ್ಚು ಬೇಡಿಕೆ ಸಿಗತ್ತೆ ಅಂತ. ಮತ್ತು ತಿಂಡಿ ತಿನಿಸುಗಳು ಎಲ್ಲ ಕೂಡ. ಸೊ ಈ ಕುರಿತಾದ ಸಿರಿಧಾನ್ಯಗಳಿಗೆ ಸಂಬಂಧಪಟ್ಟಂತಹ ಒಂದು ಗ್ಯಾಲರಿನ ನಾವು ಕೃಷಿ ವಿಶ್ವವಿದ್ಯಾಲಯದಲ್ಲಿ
1: ಕೂಡ ಅಲ್ಲಿ ಹೋದ್ರೆ ನೋಡ್ಕೋಬಹುದು.
0: ಖಂಡಿತ ಖಂಡಿತ ನೋಡ್ಬೋದು. ಅಂದ್ರೆ ಹೇಳ್ದಲ್ಲ ನಾನು, ಎಲ್ಲಾ ಗ್ಯಾಲರಿ ಒಂದೊಂದು ಗ್ಯಾಲರಿನೂ ಒಂದೊಂದು ರೀತಿಯ ಮಹತ್ವವಾದ ಪರಿಚಯವನ್ನ ನಿಮ್ಗೆ ಮಾಡಿಕೊಡುತ್ತೆ.
1: ಇದೇ ರೀತಿ ಡಾಕ್ಟರ್ ಪ್ರಹ್ಲಾದ್ ಅವರೇ, ಈಗ ಹವಾಮಾನ ಬದಲಾವಣೆ ಆಗ್ತಾ ಇದೆ, ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಾಗೂ ಏನಾದರೂ ಆಕೃತಿಯಲ್ಲಿ ತೋರಿಸಿದ್ರ? ಯಾಕಂದ್ರೆ ಈಗ ನೋಡಿ, ಈಗ ಈಗಲೂ ಕೂಡ ಕರ್ನಾಟಕದಲ್ಲಿ ಕೆಲವು ಪ್ರದೇಶದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ, ಆದರೆ ಕೆಲವು ಕಡೆ ಏನು ಮಳೆನೇ ಇಲ್ಲ.
0: ಹೌದೌದು,
1: ಬಿತ್ತನೆ ಕೂಡ 80% ಆಗಿಲ್ಲ.
0: ಖಂಡಿತ.
1: ಆದರೆ ಕೆಲವು ಕಡೆ ಸಿಕ್ಕಾಪಟ್ಟೆ ಮಳೆ, ಹೀಗೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಅದು ಮಲೆನಾಡಿನಲ್ಲಿ ಸಿಕ್ಕಾಪಟ್ಟೆ ಮಳೆ. ಕಾರಣ ಏನು? ಅಲ್ಲಿ 80%ಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಅರಣ್ಯ ಇದೆ, ಅದಕ್ಕಾಗಿ ಮಳೆ ಹುಡ್ಕೊಂಡು ಹೋಗ್ತಾ ಇದೆ ಅಲ್ಲಿ.
0: ನೀವೇನಂದ್ರೆ ಕ್ಲೈಮೇಟ್ ಚೇಂಜ್
1: ಅಂದ್ರೆ ಇದು ಹವಾಮಾನ ಬದಲಾವಣೆಯಿಂದ ಇದು ಹಿಂಗಾಗ್ತಾ ಇದೆ. ಹಾಗಾಗಿ ಮುಂಬರುವ ದಿನಗಳಲ್ಲಿ ಸಸ್ಯ ಬೆಳೆಸೋದು ಕೂಡ ಇನ್ನೂ ಜಾಸ್ತಿ ಪ್ರಾಮುಖ್ಯತೆ ಬರ್ತದೆ.
0: ಖಂಡಿತ ಖಂಡಿತ. ಈಗ ಏನು ಅಂದ್ರೆ ನೀವು ಕ್ಲೈಮೇಟ್ ಚೇಂಜ್ ಅಂದ್ರೆ ಈಗ ತುಂಬಾ ಮಳೆ, ಎಕ್ಸಾಂಪಲ್ ಬೆಂಗಳೂರು ಸುತ್ತಮುತ್ತ ತಗೊಳ್ಳಿ, ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ನಮ್ಮ ಸೌತ್ ಬೆಂಗಳೂರು ತಗೊಂಡ್ರೆ ಮಳೆ ತುಂಬಾ ಕಮ್ಮಿ ಇದೆ. ಈಗ ರಾಗಿ ಯಾವ ತಳಿನ ಯೂಸ್ ಮಾಡಬೇಕು? ಈಗ 4 ತಿಂಗಳಿಗೆ ಬರೋದಕ್ಕಿಂತ 3 ತಿಂಗಳು ಅಲ್ಪಾವಧಿ ತಳಿ ಯಾವ್ದಿದೆ ಇದು ರೈತರಿಗೆ ಗೊತ್ತಿರಲ್ಲ. ಈಗ ಹೊಸ ವೆರೈಟಿ ಯಾವುದೋ ಬಂದಿದೆ, KMR ಯಾವುದೋ ಒಂದು ಸೀರೀಸ್ ಬಂದಿದೆ, ಆ ವೆರೈಟಿ ನಾನು ಹಾಕಿದ್ರೆ ಏನಾಗುತ್ತೆ, ನನ್ನ ಫಲಿತಾಂಶ ಏನು ಅನ್ನೋದು ರೈತರಿಗೆ ಕ್ಲೈಮೇಟ್ ಚೇಂಜ್ ಬಗ್ಗೆ, ಯಾವ ತಳಿಗಳನ್ನ ಯಾವಾಗ ಬೆಳಿಬೇಕು ಅನ್ನೋದು ನಮ್ಮ ರೈತರಿಗೆ ಇರತ್ತೆ. ಈಗ ಹೊಸ ತಳಿಗಳು ಬಂದಿರುತ್ತೆ. ನಾನು ನಿಮ್ಗೆ ಹೇಳ್ತಿದ್ದೆ ಉದಾಹರಣೆಗೆ, ನಮ್ಮ ಸೌತ್ ಬೆಂಗಳೂರು ಹತ್ರ ಸುತ್ತಮುತ್ತಗಳಾದರೆ ರಾಗಿಗಳು ಬಿತ್ತನೆ ಮಾಡೋದ್ರಿಂದ ಯಾವ ರಾಗಿಗಳನ್ನ ತಗೋಬೇಕು, ಯಾವ ಕಾಲಕ್ಕೆ ಯಾವುದು. ಈಗ ಮಳೆ ತಡವಾಗಿ ಬರ್ತಾ ಇದೆ, ಇವಾಗ ನಮಗೆ ಮುಂಗಾರು ಹಿನ್ನಡೆ ಆಗಿದೆ ನಮಗೆ, ಅದನ್ನು ಏನನ್ನು ನಾವು ಬೆಳಿಬೇಕು, ಯಾವ ತಳಿಗಳನ್ನ ಬೆಳಿಬೇಕು ಅನ್ನೋದು ಮಾಹಿತಿನೂ ಸಹ ನಮ್ಮ ಈ ಗ್ಯಾಲರಿಗಳಲ್ಲಿ ನಮ್ಮಲ್ಲಿ ಸಿಗುತ್ತೆ, ವಸ್ತು ಸಂಗ್ರಹಾಲಯದಲ್ಲಿ. ಸೊ ಎಲ್ಲನೂ ಈಗ ಭತ್ತದ ರಾಗಿದ ಮತ್ತೊಂದ, ಸೊ ಯಾವ್ಯಾವ ತಳಿಗಳು ನಮ್ಮಲ್ಲಿ ಅಭಿವೃದ್ಧಿಯಾಗಿದೆ, ಎಷ್ಟು ಸಂಖ್ಯೆಯಲ್ಲಿ ನಾವು ಎಷ್ಟು ಪರಿಮಾಣ ಎಷ್ಟು ಹಾಕಬೇಕು, ನಾವು ಅದಕ್ಕೆ ಫರ್ಟಿಲೈಸರ್ಸ್ ಡೋಸ್ ಏನು, ಅದಕ್ಕೆ ಎಷ್ಟು ಇಳುವರಿ ಬರುತ್ತೆ, ಎಲ್ಲ ಮಾಹಿತಿನೂ ಕೂಡ ಈ ವಸ್ತು ಸಂಗ್ರಹಾಲಯದಲ್ಲಿ ಇದೆ ಸರ್.
1: ಅಂದರೆ ಅದೇ ಥರ ತಮ್ಮ ವಿಶ್ವವಿದ್ಯಾಲಯ ಪ್ರತಿ ವರ್ಷ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡ್ತಾ ಇದೆ, ಅದನ್ನು ಕೂಡ ತಾವು ಅಲ್ಲಿ ಜನರಿಗೆ ನೋಡ್ಲಿಕ್ಕಾಗಿ ಇಟ್ಟಿರ್ತೀರಿ.
0: ಹೌದು ಹೌದು, ಏನಂದ್ರೆ ಮೇನ್ ಈಗ ಬೀಜಗಳೇ

0: ಮಾಡಿರಲ್ಲ ಸಾಯ್ತಾ, ಗ್ರೈನ್ ಸ್ಟೋರೇಜ್ ಅಂತ ಮಾಡ್ತೀವಿ, ಧಾನ್ಯಗಳ ಶೇಖರಣೆ ಮಾಡ್ತೀವಿ ನಾವು. ಈ ಧಾನ್ಯಗಳು ಸೊ ಈ ತರ ಧಾನ್ಯಗಳನ್ನ ನಾವು ಪರಿಚಯಕ್ಕೆ ಇಡ್ತೀವಿ. ಹಾಗೆ ನಾನು ನಿಮ್ಗೆ ಹೇಳ್ದಂಗೆ ಮೀನು ಕೃಷಿ ಬಗ್ಗೆನೂ ಇಟ್ಟಿದ್ದೀವಿ, ಮೀನು ಕೃಷಿ ಬಗ್ಗೆ, ಪಶುಪಾಲನೆ ಬಗ್ಗೆ, ಕೃಷಿ ಮಾರಾಟ, ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಸಿಸ್ಟಮ್ ಹೇಗಿದೆ, ಸೊ ಡೈರೆಕ್ಟ್ ಮಾರ್ಕೆಟಿಂಗ್ ಅಂತೀವಿ, ಇನ್ನೊಂದು ಇಂಡೈರೆಕ್ಟ್ ಮಾರ್ಕೆಟಿಂಗ್, ಹಲವಾರು ವಿಧಗಳಿದೆ ನಮ್ಮ ಮಾರ್ಕೆಟಿಂಗಲ್ಲಿ. ಸೊ ಯಾವ ಥರ ಮಾರ್ಕೆಟಿಂಗ್ ಮಾಡಿದ್ರೆ ಒಬ್ಬ ರೈತನಿಗೆ ಲಾಭದಾಯಕ ಆಗುತ್ತೆ? ನಾನು ಹೇಳ್ದಂಗೆ ನಮ್ಮ ಕೃಷಿ ವಿಶ್ವ ಬೆಂಗಳೂರು ಪ್ರತಿ ನಾಲ್ಕನೇ ಶನಿವಾರ ಸಂತೆನ ಮಾಡುತ್ತೆ. ಅಂದರೆ ವಿಶ್ವವಿದ್ಯಾನಿಲಯವು ಕೂಡ ಒಂದು ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ ಕಂಡಕ್ಟ್ ಮಾಡಿಕೊಡ್ತಾ ಇದೆ ರೈತರಿಗೆ, ತಮ್ಮ ಬೆಳೆಗಳನ್ನ ಬಂದು ಅಲ್ಲಿ ಪರಿಚಯ ಮಾಡಿ. ಸೊ ವೈವಿಧ್ಯಮಯ ಹಳ್ಳಿಗಳಿಂದ ಬಂದಂತಹ ರೈತರು ಕೂಡ ಆಗಿ ಅಥವಾ ಈಗಿನ ಕಾಲದ ಮಕ್ಕಳು ಸಹ ಯಾರೇ ಆದರೂ ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಭೇಟಿ ಮಾಡಿ ವಸ್ತು ಸಂಗ್ರಹಣೆಯನ್ನು ನೋಡಿದ್ರೆ ಅವರಿಗೆ ಒಂದು ಅರಿವು ಮೂಡಿಸೋದೊಂದು ಮೇನ್ ಉದ್ದೇಶ ನಮ್ಮ ಮ್ಯೂಸಿಯಂದು. ಸೊ ಆದ್ರಿಂದ ಈ ಮ್ಯೂಸಿಯಂಗಳನ್ನೆಲ್ಲ ಪರಿಚಯ ಮಾಡೋದ್ರಿಂದ ಈಗಿನ ಮಕ್ಕಳಿಗೆ ಕೃಷಿ ಮೇಲೆ ಆಸಕ್ತಿ ಬರುತ್ತೆ ಅಲ್ವಾ? ನಾನು ಕೃಷಿ ಮಾಡ್ಬೋದಲ್ಲ.
1: ಕಾನ್ಸೆಪ್ಟ್ ಈಗ ಒಂದು ಈ ತರ ಒಂದು ಸಂಗ್ರಹಾಲಯ ಮಾಡ್ಲಿಕ್ಕೆ ಈ ಮುಖ್ಯ ಕಾರಣ ಏನು?
0: ಅರಿವು ಮೂಡಿಸಕ್ ಒಂದು ಅವೇರ್ನೆಸ್ ಅಂತ ಏನ್ ಹೇಳ್ತೀವಿ.
1: ನೀವೇ ಶುರು ಮಾಡಿದ್ದ ಅಥವಾ
0: ವಿಶ್ವವಿದ್ಯಾಲಯ ಕುಲಪತಿಗಳ ಯೋಚನೆಯಿಂದ ಎಷ್ಟೊಂದು ಮ್ಯೂಸಿಯಂಸ್ ಗಳಿದೆ, ನಾವು ಬೇರೆ ಬೇರೆ ಸೈನ್ಸ್ ಮ್ಯೂಸಿಯಂಗಳನ್ನೆಲ್ಲ ಕೇಳಿರ್ತೀವಿ. ಕೃಷಿಗೆ ಸಂಬಂಧಪಟ್ಟ ಮ್ಯೂಸಿಯಂ ಯಾರು ನಮ್ಮ ಯೂನಿವರ್ಸಿಟಿಗೆ ಬಂದ್ರೆ, ರೈತರು ಮಕ್ಕಳು, ನಿಮ್ಮ ಕೃಷಿ ಬಗ್ಗೆ ಏನಾದ್ರು ಒಂಚೂರು ಮಾಹಿತಿ ತಿಳಿಸ್ಕೊಡಿ ಅಂದ್ರೆ ನಮ್ದು ಬೃಹತ್ ಆದ ಕ್ಯಾಂಪಸ್, ಎಲ್ಲ ಕಡೆ ಕರ್ಕೊಂಡು ಹೋಗಿ ತೋರ್ಸಕ್ಕಾಗಲ್ಲ ಅಥವಾ ಎಲ್ಲ ವಸ್ತು, ಅದೇ ಒಂದೇ ಒಂದು ಜಾಗದಲ್ಲಿ ನಿಮ್ಗೆ ಎಲ್ಲದ್ರ ಬಗ್ಗೆ ಕೃಷಿ ಮತ್ತು ಅದರ ಅಲೈನ್ಡ್ ಆಕ್ಟಿವಿಟೀಸ್, ಅರಣ್ಯ ಕೃಷಿ ಆಗಿರ್ಬೋದು, ಮೀನು ಕೃಷಿ ಆಗಿರ್ಬೋದು, ರೇಷ್ಮೆ ಬಗ್ಗೆ ಹೇಳಿದೆ ನಿಮಗೆ. ಸೊ ಎಲ್ಲದ್ರ ಬಗ್ಗೆ ನಾವು ಮಕ್ಕಳುಗಳಿಗೆ ಒಂದು ಜ್ಞಾನದ ಅರಿವು ಮೂಡೋಕ್ಕೋಸ್ಕರ ಈ ವಸ್ತು ಸಂಗ್ರಹಣೆಯನ್ನು ಮಾಡಿರೋದು, ಎಲ್ಲನೂ ಒಂದೇ ಕಡೆ ಸಿಗಲಿ, ಬಂದವ್ರಿಗೆ ಈಸಿಯಾಗಿ ಆಗಲಿ, ಎಲ್ಲ ನೋಡಲಿ ಅನ್ನೋ ಕಾರಣಕ್ಕೋಸ್ಕರ ಈ ವಸ್ತು ಸಂಗ್ರಹಾಲಯನ ನಾವು ಮಾಡಿಕೊಟ್ಟಿದ್ದೀವಿ ವಿಶ್ವವಿದ್ಯಾಲಯದ ವತಿಯಿಂದ.
1: ಅಂದರೆ ಈಗ ವಸ್ತು ಸಂಗ್ರಹಾಲಯದ ಮೂಲಕ ಇನ್ನೂ ಒಂದು ಏನೋ ತಾವು ಯೋಚನೆ ಮಾಡಲಿಕ್ಕೆ ಅವಕಾಶ ಇದೆ.
0: ಖಂಡಿತ. ಏನಂದ್ರೆ
1: ಕೃಷಿ ಅಂದ ತಕ್ಷಣ ತಾವು ನಾಳೆ ಇದನ್ನು ದೊಡ್ಡ ಉದ್ಯಮವಾಗೂ ಬೆಳೆಸ್ಕೋಬಹುದು. ಹೌದಲ್ಲ?
0: ಹೌದು. ಈಗಿನ ಸಾಫ್ಟ್ವೇರ್ ಅವರು ಎಲ್ಲರೂ ಅದನ್ನೇ ಆಗ್ಬಿಟ್ಟಿದ್ದಾರೆ, ಏನಾದ್ರು ಕೃಷಿ ಮಾಡ್ಬೇಕು, ನಾವೇ ಬೆಳೆದು ನಾವೇ ತಿನ್ಬೇಕು.
1: ಹೌದು
0: ಅಲ್ಲ, ಎಲ್ಲಾರ ಮನೇಲೂ ಏನೋ ಒಂದು ಟೊಮೆಟೊ ಗಿಡ ಹಾಕೋಣ, ಒಂದು ಕರ್ಬೇವಿನ ಗಿಡ ಹಾಕೋಣ ಅಂತ.
1: ಏನಕ್ಕೆ
0: ಕಷ್ಟ ಏನಿಲ್ಲ, ಸಣ್ಣ ಪುಟ್ಟ ಪ್ರಮಾಣಗಳಲ್ಲೇ
1: ಅದು ನಿಮ್ಮ ಹಿರಿಯರಿಗೆ ಗೊತ್ತಿರುತ್ತದು, ನೀವು ಬೆಳೆಸ್ಕೊ ಬಂದಿಲ್ಲ.
0: ಹೌದು ಹೌದು.
1: ಅಥವಾ ನಿಮ್ಗೆ ಇಲ್ಲಿ ಇರಕ್ಕಾಗಿ ಆ ಅವಕಾಶ ಸಿಕ್ಕಿಲ್ಲ, ಅದು ನಿಮ್ಮ ಊರಿಗೆ ಹೋದ್ರೆ ಅವಕಾಶ ಇತ್ತು.
0: ಮತ್ತೆ ಈಗಿನ ಬ್ಯುಸಿ ಲೈಫಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ಹೇಳ್ಕೊಡೋದು ಕಷ್ಟ ಆಗಿದೆ. ಕೃಷಿ ಹೇಗಿದೆ, ಒಂದು ಟೊಮೆಟೊ ಬೆಳೆ ಹೇಗೆ ಬೆಳೆಯುತ್ತೆ, ಭೂಮಿ ಕೆಳಗಡೆ ಬೆಳೆಯುತ್ತೋ, ಭೂಮಿ ಮೇಲ್ ಬೆಳೆಯುತ್ತೆ ಅನ್ನೋದೇ ಈಗಿನ ಮಕ್ಕಳಿಗೆ ಗೊತ್ತಿಲ್ಲ.
1: ಡಾಕ್ಟರ್ ಪ್ರಹ್ಲಾದ್ ಅವರೆ, ಈಗ ತಾವು ಹೇಳಿದ್ರಿ ತಮಗೆ ಕೃಷಿ ವಸ್ತು ಸಂಗ್ರಹಾಲಯ ತಮ್ಮ ವಿಶ್ವವಿದ್ಯಾಲಯದ ಆವರಣದಲ್ಲಿ ಮಾಡಿರಿ, ಅದನ್ನು ಬಂದವರಿಗೆ ತೋರಿಸ್ಲಿಕ್ಕಾಗಿರೋದು, ಯಾರು ಕೂಡ ಹೋಗಿ ನೋಡ್ಕೊಬರ್ಬೋದು. ಈಗ ಅಲ್ಲಿನ ತಾವು ಏನು ವಸ್ತು ಏರ್ಪಾಟ್ ಮಾಡಿದ್ರಲ್ಲ ಅದನ್ನು ನೋಡ್ಕೊ ಬಂದು ತಮ್ಮದೇ ಒಂದು ಟೆರೆಸ್ ಗಾರ್ಡನ್ ಮಾಡ್ಕೊಳ್ಳಿ.
0: ಖಂಡಿತ ಖಂಡಿತ. ನಮ್ಮಲ್ಲಿ
1: ಯಾಕೆ ಮಾಡ್ಕೋಬಾರ್ದು?
0: ತರಬೇತಿ ಶುಲ್ಕವಾದ
1: 30-40 ಜಾಗದಲ್ಲಿ ನೀವು ಏನಿಲ್ಲ ಅಂದ್ರೂ ಸಖತ್ ನಿಮ್ಮ ಆದಾಯನೂ ಬರುತ್ತೆ, ನಿಮ್ ತರಕಾರಿಯಿಂದ ಸಿಗುತ್ತೆ.
0: ಖಂಡಿತ. ಈಗ ನಾವೇನ್ ಹೇಳ್ತೇವೆ ವಸ್ತು ಸಂಗ್ರಹಾಲಯ, ಅದ್ ಪಕ್ಕದಲ್ಲಿ ನಮ್ಮ ನರ್ಸರಿ ಇದೆ. ಸೊ ಹಲವಾರು ಸಸಿಗಳನ್ನ ನೀವು ಅಲ್ಲಿ ಪರ್ಚೇನೂ ಮಾಡ್ಕೋಬಹುದು, ಒಂದು ಖರೀದಿನೂ ಮಾಡ್ಬೋದು. ಅದೇ ಮ್ಯೂಸಿಯಂಗೆ ಹೋಗಿ ನೋಡಿದಾಗ ಓಕೆ, ನಾನು ಇಂಥ ಗಿಡಗಳನ್ನ ಸಸಿಗಳನ್ನ ನನ್ನ ಮನೆಯಲ್ಲಿ ಬೆಳಿಬಹುದು ಅನ್ನೋದು ಒಂದು ಅರಿವು ಮೂಡುತ್ತೆ. ಅಯ್ಯೋ ಈ ತರ ಹಣ್ಣು, ಈ ತರ ಹೂವು, ಅಯ್ಯೋ ನಾನು ಯಾಕೆ ಅಲ್ಲಿಂದ ಹೋಗಿ ತರಬೇಕು, ನನ್ನ ಮನೇಲೆ ಬೆಳೆದು ಆ ಹೂಗಳನ್ನ ನಾನು ದೇವರಿಗೆ ಇಡ್ಬೋದಲ್ಲ ಅನ್ನೋ ಒಂದು ಪರಿಕಲ್ಪನೆ ಈಗಿನ ಜನರೇಷನ್ ಮಕ್ಕಳಿಗೆ ಬಂದಲ್ಲಿ ಅವಾಗ ಅಲ್ಲೇನೆ ಕೂಡ ನಮ್ಮಲ್ಲೇ ನರ್ಸರಿ ಅಂತಿದೆ, ಆ ನರ್ಸರಿಯಲ್ಲೇ ಕೂಡ ಸಸಿಗಳನ್ನ ಖರೀದಿಸಿ ಅವರು ಮನೆಗೆ ತಗೊಂಡು ಹೋಗಿ.
1: ನಾನು ಹೇಳ್ತೀನಿ ಡಾಕ್ಟರ್ ಪ್ರಹ್ಲಾದ್ ಅವರೇ, ಪ್ರತಿಯೊಂದು ಮನೆಯೂ ಕೂಡ ನೀವು ಟೆರೆಸ್ ಗಾರ್ಡನ್ ಒಂದಲ್ಲ ಒಂದಿನ ಹಾಗೆ ಆಗುತ್ತೆ. ಕಾರಣ ಯಾಕಂದ್ರೆ ಅದು ಅವನಿಗೆ ಎಲ್ಲಾ ತರದಿಂದಲ್ಲಿ ಪ್ರೇರಣೆ ನೀಡುತ್ತೆ. ಅವನಿಗೆ ಅವನ ದಿನದಲ್ಲಿ ಅವನು ಅತಿ ಮಹತ್ವವಾದ ಸಮಯವನ್ನ ಅಲ್ಲಿ ಗಿಡಗಳ ಜೊತೆಗೆ ಕಳಿಬಹುದು, ಮಣ್ಣನ್ನು ಮುಟ್ಟಬಹುದು. ಆಮೇಲೆ ನೀವು ಹೇಳ್ತಾರೆ ಏನು, ಒಂದಿಷ್ಟು ಹಣ್ಣುಗಳನ್ನ ಬೆಳಿಬಹುದು, ಬೇಕಾದ ಹೂವನ್ನು
0: ಬೆಳಿಬಹುದು,
1: ಸುಗಂಧ ಪುಷ್ಪಗಳನ್ನು ಬೆಳಿಬಹುದು. ಮತ್ತೆ ನೀವು ಏನು, ನೀವು ದಿನನಿತ್ಯ ತರಕಾರಿ
0: ಬೆಳೆಸಬಹುದು. ಹೌದು ಖಂಡಿತ.
1: ಹಣ್ಣಿನ ಮರಗಳನ್ನು ಬೆಳಿಬಹುದು. ನಿಮ್ಮ ಮೇಲೆ ಇಲ್ಲಪ್ಪ ನಮ್ದು ಒಂದು 100 ಆಳೆ ಎತ್ತರ ಇದೆ, ಅಲ್ಲಿನೂ ಬೆಳಿಬಹುದು.
0: ಈ ದೃಷ್ಟಿಕೋನ ಇಟ್ಕೊಂಡು ನಮ್ಮ
1: ಗೋಡೆಯಲ್ಲೂ ಕೂಡ ನೀವು ಹಾರಿಜೆಂಟಲ್ ಗಾರ್ಡನ್
0: ಬೆಳಿಬಹುದು,
1: ವರ್ಟಿಕಲ್ ಗಾರ್ಡನ್ ಬೆಳಿಬಹುದು.
0: ಹೌದು ಹೌದು ಹೌದು. ಈ ಉದ್ದೇಶ ಇಟ್ಕೊಂಡು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಕೃಷಿ ತಂತ್ರಜ್ಞಾನ ಮಾಹಿತಿ ಕೇಂದ್ರ ಅಂತಿದೆ, ನಮ್ಮ ಎಟಿಕ್ ಸಂಸ್ಥೆ ಅಂತಿದೆ ನಮ್ಮಲ್ಲಿ. ಅಲ್ಲಿ ನಾವು ಅರ್ಬನ್ ಟ್ರೈನಿಂಗ್, ಅರ್ಬನ್ ಪೀಪಲ್ಗೋಸ್ಕರ ತೋಟಗಾರಿಕೆ ರಿಲೇಟೆಡ್ ಅವ್ರಿಗೆ ನಾವು ಟ್ರೈನಿಂಗ್ ಕೊಡ್ತೀವಿ. ಅರ್ಬನ್ ಹಾರ್ಟಿಕಲ್ಚರ್, ನಗರ ತೋಟಗಾರಿಕೆ ಅಂತ ಹೇಳ್ತೀವಿ. 2 ದಿನದ ತರಬೇತಿ ಕಾರ್ಯಕ್ರಮ. ಇಲ್ಲಿ ಯಾವ್ಯಾವ ತರ ನೀವು ಮನೇಲಿ ಬೆಳಿಬಹುದು, ನಮ್ಮಲ್ಲಿ ನಮ್ಮ ಸೈಂಟಿಸ್ಟ್ಗಳೇ ಅವ್ರಿಗೆ ವಿಜ್ಞಾನಿಗಳು ಮಾಹಿತಿ ಕೊಟ್ಟು ಈ ತರ ನೀವು ಬೆಳಿಬಹುದು. ಹೇಗೆ ಒಂದ್ ಪಾಟ್ ಮಿಕ್ಸ್ಚರ್ ಹೇಗೆ ಮಾಡ್ಬೇಕು, ಒಂದ್ ಸಣ್ಣ ನಿಮ್ಮ ಮನೆಯಲ್ಲಿ ವೇಸ್ಟ್ ಆಗಿರೋದನ್ನ ಹೇಗೆ ಯೂಸ್ ಮಾಡಬಹುದು?
1: ಪ್ರಹ್ಲಾದ್ ಅವರೇ, ಈಗ 30-40 ಸ್ಕ್ವೇರ್ ಫೀಟ್ ಜಾಗದಲ್ಲಿ ನೀವು ಏನೆಲ್ಲ ಬೆಳಿಬಹುದು ಅನ್ನಕ್ಕೆ ನೂರಾರು ಅವಕಾಶ ಇದೆ. ಸಿಕ್ಕಾಪಟ್ಟೆ ಜಾಗ ಐತೆ ಅದು.
0: ಹೌದು,
1: ನಿಮ್ಮ ಹತ್ರ ನಿರ್ವಹಣೆ ಮಾಡಕ್ ಆಗಲ್ಲ. ನಿಮ್ಗೆ ಕನಿಷ್ಠ ಒಂದು 15 ದಿನ ಬೇಕಾಗುತ್ತೆ ಎಲ್ಲ ಸಂಪೂರ್ಣ. ನೀವು 30-40 ಜಾಗದಲ್ಲಿ ಮಾಡ್ಬೇಕಂದ್ರೆ ಯಾವುದು ಜಾಗ ಇರಲ್ಲ. ಲೇಯರ್ ಮಾಡಿ ನೀವು ಮಾಡ್ಕೋಬಹುದು, ಏಣಿ ಹಾಕಿ ಮತ್ತೆ ಮೇಲೆ ಮಾಡ್ಕೋಬಹುದು, ಎಷ್ಟು ಅವಕಾಶ ಇದೆ.
0: ಖಂಡಿತ ಬಾಲ್ಕನಿ ಆಗಿರ್ಬೋದು ನಮ್ಮ, ಅಥವಾ ಹಿಂದೆ ನಮ್ಮ ಜಾಗಗಳಾಗಿರ್ಬೋದು, ಮನೆ ಮುಂದೆ ಆಗಿರ್ಬೋದು, ಸಣ್ಣ ಪುಟ್ಟ ಜಾಗಗಳಾಗಿರ್ಬೋದು, ಅವರಿಗೆ ಆಸಕ್ತಿ ಇದ್ದು ಸಮಯ ಇದ್ರೆ ಖಂಡಿತ ಇದನ್ನ ಆರಾಮಾಗಿ ಮಾಡಬಹುದು.
1: ತಾವು ಇಂಥ ವಸ್ತು ಸಂಗ್ರಹಾಲಯದಲ್ಲಿ ತಮ್ಗೆ ತಕ್ಕಷ್ಟು ಮಾಹಿತಿ ಕೂಡ ಕೊಡ್ತೀರಿ, ಮತ್ತೆ ಇಲ್ಲೇ ತರಬೇತಿ ಕೊಡ್ತೀರಪ್ಪ ಅಂತಾನೂ ಕೂಡ ತಾವು ಸಲಹೆ
0: ಎಲ್ಲ ಅಕ್ಕಪಕ್ಕದಲ್ಲೇ
1: ಅಲ್ಲೇ ಸಿಗುತ್ತೆ.
0: ಹೌದು, ಆರಾಮಾಗಿ. ಆಮೇಲೆ ಯಾವ ಸಸಿ ಬೇಕು ಅಂದ್ರೆ ನರ್ಸರಿಗೆ ಬಂದು ಅಲ್ಲೇ ತಗೊಂಡು ಹೋಗ್ಬೋದು.
1: ಸಸಿನೂ
0: ತಗೊಂಡು ಹೋಗ್ಬೋದು,
1: ಬೀಜನು
0: ತಗೊಂಡು ಹೋಗ್ಬೋದು.
1: ಯಾವುದು ಮತ್ತೆ ನೀವು ಎಲ್ಲ ಬೆಳೆ ಆದ್ಮೇಲೆ ನೀವು ಮತ್ತೆ ನಿಮ್ಮ ವಿಶ್ವವಿದ್ಯಾಲಯದ ಆವರಣದಲ್ಲೇ
0: ಖಂಡಿತ ರೈತ ಸಂತೆಯಲ್ಲಿ
1: ರೈತ ಸಂತೆನೂ ಕೂಡ ಇರುತ್ತೆ, ಅಲ್ಲಿ ಕೂಡ ಮಾರಬಹುದು.
0: ಇದೊಂದು ಚೈನ್, ಒಂದು ಸೈಕಲ್ ಅಂತ ಹೇಳ್ತೀವಿ, ಪ್ರೋಸೆಸ್ ಅಲ್ವಾ. ಏನೋ ಅರಿವು ಇಲ್ಲದೆ ಇರೋನು ಬಂದು ಕೃಷಿನ ಪ್ರಾರಂಭ ಮಾಡಿ ತನ್ನ ಹವ್ಯಾಸವಾಗಿಟ್ಕೊಂಡು ತಾನ್ ಬೆಳೆದಿದ್ದ ಪ್ರಾಡಕ್ಟ್ಸ್ನ ತನ್ನ ಮನೆಯಲ್ಲಿ ತಾನು ಯೂಸ್ ಮಾಡಿ ಹಾಗೆ ಬೇರೆಯವ್ರಿಗೂ ಮಾರಾಟ ಮಾಡೋದು ಅಂದ್ರೆ
1: ತಾನು ಬೆಳಬಹುದು, ತಮ್ಮ ಮನೆ ಇಬ್ರು ಬೆಳಿಬಹುದು, ಅವ್ರ ಮಕ್ಕಳಿಗೂ ಕೂಡ ಇದನ್ನು ಕಲೆಯನ್ನು ಕಲ್ಸ್ಕೊಡ್ಬೋದು.
0: ಹೌದು,
1: ಇದೊಂದು ಕಲೆ ಅಲ್ಲ, ನಾಳೆ ನಿಮ್ಗೆ ಅದನ್ನೇ ಲೈಫ್ ಸೈಕಲ್ ಆಗ್ಬಹುದು. ಅದೇ
0: ನಮ್ ಭಾರತ ಹೇಳ್ತೀವಲ್ಲ, 60-70% ಶೇಕಡ ಕೃಷಿಗೆ ಸಂಬಂಧಪಟ್ಟಿದೆ, ಅಂದ್ರೆ ಕೃಷಿಗೆ ಅವಲಂಬಿತವಾಗಿದೆ.
1: ನಾವು ಕೂಡ ಶೇಕಡ 60% ಜನ ಕೃಷಿ ಮೇಲೆ ಅವಲಂಬಿತ ಆಗಿದೆ. ಇದು ನಮ್ಮ ಹೆಮ್ಮೆ
0: ನಿಜವಾಗ್ಲೂ, ಯಾವ ಬೇರೆ ವರ್ಲ್ಡ್ ಅಲ್ಲಿ ಇಲ್ಲದೆ ನಮ್ಮ ಭಾರತದಲ್ಲಿ ಇದು ನಮ್ಮ ಹೆಮ್ಮೆ.
1: ನಾವು ಯಾವಾಗೂ ಉಪವಾಸ ಬೀಳೋ ಪರಿಸ್ಥಿತಿ ಇರಲ್ಲ. ನಮ್ಗೆ 60% ಜನ ನಾವು ಇನ್ನೂ ರೈತರಾಗಿದ್ದೇವೆ, ರೈತರ ಮಕ್ಕಳು ಇರ್ತೇವೆ, ಮತ್ತೆ ಮುಂದೂ ಕೂಡ ಆಗಿರ್ತೇವೆ. ಹಾಗಾಗಿ ನಾವು ಆಹಾರವನ್ನ ಬೇರೆಯವ್ರಿಗೆ ಕೊಡ್ತೇವೆ. ನಾವು ಬೇರೆಯವ್ರ ಆಹಾರ ನಾವು ಸ್ವಲ್ಪ ಮಟ್ಟಿಗೆ ಉಪಯೋಗಿಸ್ಕೋಬಹುದು, ಆದ್ರೆ ನಮ್ಮ ಆಹಾರ ಅವ್ರಿಗೆ ಜಾಸ್ತಿ ಅವಶ್ಯಕತೆ ಇದೆ, ಅವ್ರಿಗೂ ಕೊಡ್ತೇವೆ. ನಾವು
0: ಎಕ್ಸ್ಪೋರ್ಟ್ ಫೆಸಿಲಿಟೀಸ್ ನ ನಾವೇ ಖಂಡಿತವಾಗ್ಲೂ ಮಾಡಬಹುದು. ಅದರಿಂದ ಹಲವಾರು ರೀತಿ ಉಪಯೋಗಕ್ಕೆ ಆಗುವಂತ ಈ ವಸ್ತು ಸಂಗ್ರಹಾಲಯ ಮಕ್ಕಳಿಂದ ಹಿರಿಯರ ತನಕ, ಕೃಷಿಕರ ತನಕ ಎಲ್ಲರೂ ಬಂದು ನೋಡಬಹುದು.
1: ಇನ್ನೊಂದು, ಡಾಕ್ಟರ್ ಪ್ರಹ್ಲಾದ್ ಅವರೇ, ಈಗ ತಮ್ಮ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ಹೆಂಗ್ ಕೊಡ್ಬೇಕು, ಅದಕ್ಕೇನು ಫೀಸ್ ಇರುತ್ತಾ, ಮತ್ತೆ ಯಾವ್ದಾದ್ರು ಟೈಮ್ ಇರುತ್ತಾ?
0: ಖಂಡಿತವಾಗಿ
1: ಹೇಳಿ.
0: ಈಗ ಮಕ್ಕಳು ಬರಬೇಕು ನಮ್ಮಲ್ಲಿ, ಸ್ಕೂಲ್ ಮಕ್ಕಳು ಬರಬೇಕು ಅಂದ್ರೆ ತಳ ಒಂದು ಮಗುಗೆ 5 ರೂಪಾಯಿ ಅನ್ನಂಗೆ ನಾವು ಕಲೆಕ್ಟ್ ಮಾಡ್ತೀವಿ. ಸ್ಕೂಲ್ ಮಕ್ಕಳುಗಳು, ಆ ಮಕ್ಕಳುಗಳು ಎಷ್ಟು ಮಕ್ಕಳನ್ನ ಬೇಕಾದ್ರೂ ಕರ್ಕೊಂಬೋದು ಸ್ಕೂಲ್. ಹಿರಿಯರು ಅಥವಾ ದೊಡ್ಡವರು ರೈತರು ಇವರೆಲ್ಲ ಬರ್ತಾರೆ, 10 ರೂಪಾಯಿ ಒಬ್ಬರಿಗೆ ತಳ ಅಂತ ಇಸ್ಕೋತೀವಿ ನಾವು. ಸೊ ಸಮಯ ಸೋಮವಾರದಿಂದ ಶುಕ್ರವಾರ 9 ಗಂಟೆಯಿಂದ ಸಂಜೆ 4 ರವರೆಗೆ ನಮ್ಮ ವಸ್ತು ಸಂಗ್ರಹಾಲಯ ತೆರೆದಿರುತ್ತೆ. ಶನಿವಾರ ಬೆಳಿಗ್ಗೆ 9:30-12:30, ಭಾನುವಾರ ರಜೆ ಇರುತ್ತೆ, ಮತ್ತೆ ಸಾರ್ವತ್ರಿಕ ರಜೆಗಳು, ಏನು ಗೌರ್ಮೆಂಟ್ ಹಾಲಿಡೇಸ್ ಅಂತ ಹೇಳ್ತೀವಿ, ಅದರ ರಜೆ ಇರುತ್ತೆ. ಸೊ 9-4 ಸೋಮವಾರದಿಂದ ಶುಕ್ರವಾರ, ಶನಿವಾರ 9-12:30 ನಮ್ಮ ಟೈಮಿಂಗ್ಸು. ಮಕ್ಕಳಿಗೆ 5 ರೂಪಾಯಿ, ದೊಡ್ಡವರಿಗೆ 10 ರೂಪಾಯಿ. ಈಗ ನಾವು ಹೆಂಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ, ನಮ್ಮದು ಮೊಬೈಲ್ ಸಂಖ್ಯೆನೂ ಇದೆ, ಮತ್ತು ಮಿಂಚಂಚೆ ಇಮೇಲ್ ಐಡಿನೂ ಇದೆ. ಆಯ್ತು, ಅವ್ರ ಸ್ಕೂಲ್ ಕಡೆಯಿಂದ ಅವರ ಇಮೇಲ್ನ ಕಳಿಸಿ ಇಷ್ಟು ಮಕ್ಕಳು ಇಂಥ ದಿವಸ ಬರ್ತಾ ಇದ್ದೀವಿ ಅಂದರೆ ನಾವು ಅದಕ್ಕೆ ರಿಪ್ಲೈ ಮಾಡ್ತೀವಿ. ಸೊ ನಮ್ಮ ದೂರವಾಣಿ ಸಂಖ್ಯೆ 0800-23-632-0300. ದೂರವಾಣಿ ಸಂಖ್ಯೆ 0800-23-632-0300. ನಮ್ಮ ಮಿಂಚಂಚೆ ಇಮೇಲ್ ಐಡಿ museumgkvk@gmail.com, ಅಂದರೆ museumgkvk@gmail.com. ಇದಕ್ಕೆ ತಮ್ಮ ಲೆಟರ್ನ ನೀವು ಡ್ರಾಫ್ಟ್ ಮಾಡಿ ನಮಗೆ ಕಳಿಸ್ದಲ್ಲಿ ನಾವು ನಿಮ್ಗೆ ರಿಪ್ಲೈ ಮಾಡ್ತೀವಿ. ಇಂಥ ದಿನ ಬರಬಹುದು ನೀವು, ಇಷ್ಟು ಜನ ನಮ್ಮ ಗ್ಯಾಲರಿನ, ನಮ್ಮ ಮ್ಯೂಸಿಯಂನ ವಿಸಿಟ್ ಮಾಡ್ಬೋದು ಅಂತ ನಾವು ಅವ್ರಿಗೆ ಅನುಮತಿನ ಕೊಡ್ತೀವಿ.
1: ತುಂಬ ಸಂತೋಷ ಡಾಕ್ಟರ್ ಪ್ರಹ್ಲಾದ್ ವಿ ಭಟ್ ಅವರೇ. ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಕೃಷಿ ವಸ್ತು ಸಂಗ್ರಹಾಲಯದ ಬಗ್ಗೆ ಮಾಹಿತಿ ಒದಗಿಸಿದ್ದಕ್ಕೆ ತಮಗೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್, ಥ್ಯಾಂಕ್ ಯು.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಲಡಾಖ್ನ 3,350 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಭಾರತೀಯ ವಾಯುಪಡೆಗೆ ಸಂವಹನ ಉಪಗ್ರಹ, ನೌಕಾಪಡೆಗೆ ವರುಣಾಸ್ತ್ರ, ಟಾರ್ಪಿಡೋಗಳ ಖರೀದಿಗೆ ರಕ್ಷಣಾ ಸಚಿವಾಲಯ ಅನುಮೋದನೆ. ಹಿಂದೂ ಧರ್ಮದಿಂದ ಇತರ ಧರ್ಮಗಳಿಗೆ ಮತಾಂತರಗೊಂಡ ವ್ಯಕ್ತಿಗಳು ಹಿಂದುಳಿದ ವರ್ಗದ ಅಡಿಯಲ್ಲಿ ಮೀಸಲಾತಿ ಸೌಲಭ್ಯ ಪಡೆಯಲು ಸಾಧ್ಯವಿಲ್ಲ, ಸುಪ್ರೀಂಕೋರ್ಟ್. ಏಷ್ಯನ್ ಗೇಮ್ಸ್ನಲ್ಲಿ ಭಾಗವಹಿಸಿದ್ದ ಭಾರತೀಯ ಕ್ರೀಡಾಪಟುಗಳೊಂದಿಗೆ ಪ್ರಧಾನಿ ಸಂವಾದ. ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್, ಗ್ರೀಕೋ ರೋಮನ್ ವಿಭಾಗದಲ್ಲಿ ಭಾರತದ ವಿಶ್ವಜಿತ್ ರಾಮಚಂದ್ರ ಮೋರೆಗೆ ಬೆಳ್ಳಿ. ವಾರ್ತೆಗಳ ವಿವರ. ಲಡಾಖ್ನಲ್ಲಿ ಸುಮಾರು 3,350 ಕೋಟಿ ರೂಪಾಯಿ ಮೌಲ್ಯದ ಪ್ರಮುಖ ಅಭಿವೃದ್ಧಿ ಯೋಜನೆಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ರಾಷ್ಟಕ್ಕೆ ಸಮರ್ಪಿಸಿದರು. ಈ ಯೋಜನೆಗಳು ಸಂಪರ್ಕ ವ್ಯವಸ್ಥೆ ಬಲಪಡಿಸುವುದು, ಇಂಧನ ಮೂಲಸೌಕರ್ಯ ಸುಧಾರಿಸುವುದು, ಸಾಂಸ್ಕೃತಿಕ ಪರಂಪರೆ ಸಂರಕ್ಷಿಸುವುದು ಹಾಗೂ ಜಲಭದ್ರತೆ ಹೆಚ್ಚಿಸುವ ಗುರಿ ಹೊಂದಿವೆ. ಲೇಹ್ನ ಕುಶೋಕ್ ಬಕುಲಾ ರಿಂಪೋಚೆ ವಿಮಾನ ನಿಲ್ದಾಣದ ನೂತನ ಪ್ರಯಾಣಿಕರ ಟರ್ಮಿನಲ್, 298 ಕಿಲೋಮೀಟರ್ ಉದ್ದದ ನಿಮ್ಮು ಪದುಂ ದರ್ಜ ರಸ್ತೆ, 9 ಮೆಗಾವ್ಯಾಟ್ ಸಾಮರ್ಥ್ಯದ ಹನು ಕೆರು ಜಲವಿದ್ಯುತ್ ಯೋಜನೆ ಹಾಗೂ ದ ಹನು ಖಲ್ಸಿ 66 ಕಿಲೋವ್ಯಾಟ್ ವಿದ್ಯುತ್ ಪ್ರಸರಣ ಮಾರ್ಗ ಈ ಯೋಜನೆಗಳಲ್ಲಿ ಸೇರಿವೆ. ಇದೇ ವೇಳೆ ಲೇಹ್ನ ಸಿಂಧು ಘಾಟ್ನಲ್ಲಿ ಭಾರತದ ಮೊದಲ ಶಿಲಾಕೃತಿಗಳ ಸಂರಕ್ಷಣಾ ಉದ್ಯಾನ ಹಾಗೂ ಹಿಮ ಸರೋವರ ಯೋಜನೆಯ ಅಡಿ 40 ಗ್ರಾಮಗಳಲ್ಲಿ ಅಭಿವೃದ್ಧಿಪಡಿಸಿರುವ 40 ಜಲಮೂಲಗಳಿಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಚಾಲನೆ ನೀಡಿದರು. ಭಾರತೀಯ ವಾಯುಪಡೆಗೆ GS-AT-7C ಸಂವಹನ ಉಪಗ್ರಹ ಹಾಗೂ ನೌಕಾಪಡೆಗೆ ವರುಣಾಸ್ತ್ರ ಟಾರ್ಪಿಡೋಗಳ ಖರೀದಿಗಾಗಿ 4,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಒಪ್ಪಂದಗಳಿಗೆ ರಕ್ಷಣಾ ಸಚಿವಾಲಯ ಇಂದು ಸಹಿ ಹಾಕಿದೆ. ಬೆಂಗಳೂರಿನ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ನೊಂದಿಗೆ 2,500 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಉಪಗ್ರಹ ಖರೀದಿ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ದೇಶೀಯವಾಗಿ ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಿ ತಯಾರಿಸಲಾದ ಈ ಉಪಗ್ರಹ ವಾಯುಪಡೆಯ ಸುರಕ್ಷಿತ ಮತ್ತು ನಿರಂತರ ಸಂವಹನ ವ್ಯವಸ್ಥೆ ಬಲಪಡಿಸಲಿದೆ. ಇದೇ ವೇಳೆ ಹೈದರಾಬಾದ್ನ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ನೊಂದಿಗೆ 1,500 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ವರುಣಾಸ್ತ್ರ ಟಾರ್ಪಿಡೋ ಖರೀದಿ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ದೇಶೀಯವಾಗಿ ಅಭಿವೃದ್ಧಿಪಡಿಸಿರುವ ಈ ಟಾರ್ಪಿಡೋ ಶತ್ರು ಜಲಾಂತರ್ಗಾಮಿ ನೌಕೆಗಳನ್ನು ದೂರದಿಂದಲೇ ಗುರಿಯಾಗಿಸಬಲ್ಲದು. ಈ ಒಪ್ಪಂದಗಳು ರಕ್ಷಣಾ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸುವ ಹಾಗೂ ಆತ್ಮನಿರ್ಭರ ಭಾರತ ಉಪಕ್ರಮಗಳಿಗೆ ಉತ್ತೇಜನ ನೀಡುವ ಮಹತ್ವದ ಹೆಜ್ಜೆಗಳಾಗಿವೆ ಎಂದು ಸಚಿವಾಲಯ ತಿಳಿಸಿದೆ. ಹಿಂದೂ ಧರ್ಮದಿಂದ ಇಸ್ಲಾಂ ಅಥವಾ ಹಿಂದೂಯೇತರ ಧರ್ಮಗಳಿಗೆ ಮತಾಂತರಗೊಂಡ ವ್ಯಕ್ತಿಗಳು ಹಿಂದುಳಿದ ವರ್ಗದ ಅಡಿಯಲ್ಲಿ ಮೀಸಲಾತಿ ಸೌಲಭ್ಯಗಳನ್ನು ಪಡೆಯಲು ಸಾಧ್ಯವಿಲ್ಲ ಎಂದು ಸುಪ್ರೀಂಕೋರ್ಟ್ ತೀರ್ಪು ನೀಡಿದೆ. ಮದ್ರಾಸ್ ಹೈಕೋರ್ಟ್ ತೀರ್ಪಿನ ವಿರುದ್ದ ತಮಿಳುನಾಡು ಸರ್ಕಾರ ಸಲ್ಲಿಸಿದ್ದ ಅರ್ಜಿಯನ್ನು ವಜಾಗೊಳಿಸಿದ ನ್ಯಾಯಮೂರ್ತಿಗಳಾದ ಪ್ರಶಾಂತ್ ಕುಮಾರ್ ಮಿಶ್ರಾ ಮತ್ತು ಶ್ರೀ ಚಂದ್ರಶೇಖರ್ ಅವರನ್ನು ಒಳಗೊಂಡ ಪೀಠ ಮತಾಂತರದ ನಂತರ ಹಿಂದಿನ ಜಾತಿಯ ಸಾಮಾಜಿಕ ಹಿಂದುಳಿದ ಸ್ಥಿತಿಯನ್ನು ಮುಂದುವರಿಸಲು ಸಾಧ್ಯವಿಲ್ಲ ಎಂದು ಹೇಳಿದೆ. ಹಿಂದೂ ಧರ್ಮದಿಂದ ಇಸ್ಲಾಂ ಅಥವಾ ಇತರ ಹಿಂದೂಯೇತರ ಧರ್ಮಗಳಿಗೆ ಮತಾಂತರಗೊಂಡ ಮಾತ್ರಕ್ಕೆ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಇರುವ ಸಮುದಾಯದ ಸದಸ್ಯತ್ವ ದೊರೆಯುವುದಿಲ್ಲ ಎಂದು ನ್ಯಾಯಾಲಯ ತಿಳಿಸಿದೆ. ಸಂವಿಧಾನದ 16ನೇ ವಿಧಿಯಡಿ ಮೀಸಲಾತಿ ಸೌಲಭ್ಯ ಪಡೆಯಲು ಮತಾಂತರಕ್ಕೂ ಮುನ್ನದ ಸಾಮಾಜಿಕ ಸ್ಥಾನಮಾನವೊಂದೇ ಆಧಾರವಾಗಲು ಸಾಧ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿನ ಅಕ್ರಮಗಳನ್ನು ಖಂಡಿಸಿ ನ್ಯಾಯಾಲಯದತ್ತ ಮೆರವಣಿಗೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಿಸಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಸೇರಿದಂತೆ ಇತರರಿಗೆ ಸುಪ್ರೀಂಕೋರ್ಟ್ ನೋಟಿಸ್ ಜಾರಿ ಮಾಡಿದೆ. ನ್ಯಾಯಾಂಗದ ಮೇಲೆ ಯಾರೂ ಒತ್ತಡ ಹೇರುವಂತಿಲ್ಲ ಎಂದು ನ್ಯಾಯಾಲಯ ಹೇಳಿದೆ. ಇದೇ ವೇಳೆ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮತದಾರರ ಹೆಸರುಗಳನ್ನು ಅಳಿಸಲಾಗಿದೆ ಹಾಗೂ ಅಕ್ರಮಗಳು ನಡೆದಿವೆ ಎಂದು ಆರೋಪಿಸಿ ರಾಹುಲ್ ಗಾಂಧಿ ಮತ್ತು ಇತರ ವಿರೋಧ ಪಕ್ಷದ ನಾಯಕರು ಸಲ್ಲಿಸಿರುವ ಪ್ರತ್ಯೇಕ ಅರ್ಜಿಗೆ ಸಂಬಂಧಿಸಿದಂತೆ ಚುನಾವಣಾ ಆಯೋಗ, ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಹಾಗೂ ಚುನಾವಣಾ ಆಯುಕ್ತರಾದ ಸುಖಬೀರ್ ಸಿಂಗ್ ಸಂಧು ಮತ್ತು ವಿವೇಕ್ ಜೋಶಿ ಅವರಿಂದಲೂ ಸುಪ್ರೀಂಕೋರ್ಟ್ ಪ್ರತಿಕ್ರಿಯೆ ಕೋರಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9

0: 15ಕ್ಕೆ
1: ನೀಟ್ ಪಿಜಿ 2026ರ ಕೀ ಉತ್ತರಗಳು ಮತ್ತು ಪ್ರತಿಕ್ರಿಯೆ ಬಹಿರಂಗಪಡಿಸುವ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ಪಾರದರ್ಶಕತೆ ಕೋರಿ ಸಲ್ಲಿಸಲಾದ ಅರ್ಜಿಯ ಕುರಿತು ಸುಪ್ರೀಂಕೋರ್ಟ್ ಕೇಂದ್ರ ಸರ್ಕಾರ ಮತ್ತು ರಾಷ್ಟೀಯ ವೈದ್ಯಕೀಯ ಆಯೋಗದಿಂದ ಪ್ರತಿಕ್ರಿಯೆಗಳನ್ನು ಕೋರಿದೆ. ನ್ಯಾಯಮೂರ್ತಿಗಳಾದ ಪಿಎಸ್ ನರಸಿಂಹ ಮತ್ತು ಅಲೋಕ್ ಆರಾಧೆ ಅವರಿದ್ದ ನ್ಯಾಯಪೀಠ ಅಧಿಕಾರಿಗಳಿಗೆ ನೋಟಿಸ್ ಜಾರಿಗೊಳಿಸಿ ಅರ್ಜಿಯನ್ನು ಬಾಕಿ ಇರುವ ಅರ್ಜಿಗಳೊಂದಿಗೆ ಸೇರಿಸಿದೆ. ನೀಟ್ ಪಿಜಿ 2026ನ್ನು ಆಗಸ್ಟ್ 30ರಂದು ನಡೆಸಲಾಯಿತು. ಜೈಪುರದ ಪರೀಕ್ಷಾ ಕೇಂದ್ರವೊಂದರಲ್ಲಿ ತಾಂತ್ರಿಕ ಅಡಚಣೆಯಿಂದ ಅಲ್ಲಿನ ಅಭ್ಯರ್ಥಿಗಳಿಗೆ ಸೆಪ್ಟೆಂಬರ್ 5ರಂದು ಪೂರಕ ಪರೀಕ್ಷೆ ನಡೆಸಲಾಯಿತು. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಆಯುಷ್ಮಾನ್ ಭಾರತ್ ಪಿಎಂಜಿಎವೈ ಕುರಿತ ಒಂದು ವರದಿ ಇಲ್ಲಿದೆ. ಬಡ ಮತ್ತು ನಿರ್ಗತಿಕ ಕುಟುಂಬಗಳಿಗೆ ವರ್ಷಕ್ಕೆ 5 ಲಕ್ಷದವರೆಗೆ ನಗದು ರಹಿತ ಆರೋಗ್ಯ ವಿಮೆಯನ್ನು ಒದಗಿಸುವ ಉದ್ದೇಶದಿಂದ 2018ರಲ್ಲಿ ಪ್ರಾರಂಭವಾದ ಆಯುಷ್ಮಾನ್ ಭಾರತ್ ಪಿಎಂಜಿಎವೈ ಯೋಜನೆಯು ಬಡತನ ಮತ್ತು ಆರೋಗ್ಯ ಸೇವೆಯ ನಡುವಿನ ಸಂಬಂಧವನ್ನೇ ಬದಲಾಯಿಸಿದೆ. ಪ್ರತಿ ಕುಟುಂಬಕ್ಕೆ ವಾರ್ಷಿಕ 5 ಲಕ್ಷ ರೂಪಾಯಿವರೆಗಿನ ನಗದು ರಹಿತ ಚಿಕಿತ್ಸಾ ರಕ್ಷಣೆಯನ್ನು ಒದಗಿಸುವ ಈ ಯೋಜನೆ ಭಾರತದ ಶೇಕಡ 40ರಷ್ಟು ಬಡ ಜನಸಂಖ್ಯೆಯನ್ನು ಗುರಿಯಾಗಿಸಿದೆ. ಒಟ್ಟು ಆಯುಷ್ಮಾನ್ ಕಾರ್ಡ್ಗಳಲ್ಲಿ ಸುಮಾರು ಶೇಕಡ 49ರಷ್ಟು ಮತ್ತು ಅಧಿಕೃತ ಆಸ್ಪತ್ರೆ ದಾಖಲಾತಿಗಳಲ್ಲಿ ಸುಮಾರು ಶೇಕಡ 48ರಷ್ಟು ಮಹಿಳೆಯರೇ ಇದ್ದಾರೆ. ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಲೆಕ್ಕಿಸದೆ 70 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಹಿರಿಯ ನಾಗರಿಕರನ್ನು ಒಳಗೊಳ್ಳುವಂತೆ ಈ ಯೋಜನೆ ಮತ್ತಷ್ಟು ವಿಸ್ತರಿಸಲಾಗಿದೆ. ಆಯುಷ್ಮಾನ್ ವಯ ವಂದನಾ ಕಾರ್ಡ್ ಆದಾಯದ ಮಿತಿ ಇಲ್ಲದೆ 6 ಕೋಟಿ ಹಿರಿಯ ನಾಗರಿಕರಿಗೆ ವಿಸ್ತರಿಸಲ್ಪಟ್ಟಿದೆ. ಇದು ಭಾರತದ ಹಿರಿಯ ನಾಗರಿಕರಿಗೆ ಆರೋಗ್ಯ ರಕ್ಷಣೆಯ ಭರವಸೆಯನ್ನು ಒದಗಿಸುತ್ತದೆ. ಅಮೆರಿಕದ ಇಲಿನಾಯ್ಸ್ನ ಅರೋರಾ ಪ್ರದೇಶದಲ್ಲಿರುವ ಹಿಂದೂ ದೇವಾಲಯವೊಂದನ್ನು ಗುರಿಯಾಗಿಸಿಕೊಂಡು ಸಾಮೂಹಿಕ ಗುಂಡಿನ ದಾಳಿ ನಡೆಸಲು ಸಂಚು ರೂಪಿಸಲಾಗಿತ್ತು ಎಂಬ ವರದಿಗಳ ಬಗ್ಗೆ ಭಾರತ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಅಮೆರಿಕದಲ್ಲಿ ನಡೆದ ಈ ಘಟನೆಯ ಕುರಿತು ಮಾಧ್ಯಮಗಳ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಈ ಸಂಚಿನಲ್ಲಿ ಹಿಂದೂ ವಿರೋಧಿ ಮತ್ತು ಜನಾಂಗೀಯ ದ್ವೇಷದ ಅಂಶಗಳು ಇರುವುದು ಹಾಗೂ ಭಾರತೀಯ ಮೂಲದ ಜನರ ವಿರುದ್ದ ಹಿಂಸಾಚಾರ ನಡೆಸುವ ಉಲ್ಲೇಖಗಳಿರುವುದು ಅತ್ಯಂತ ಆತಂಕಕಾರಿ ವಿಷಯವಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. 2026ರ ಏಷ್ಯನ್ ಗೇಮ್ಸ್ನಲ್ಲಿ ಭಾಗವಹಿಸಿದ್ದ ಭಾರತೀಯ ಕ್ರೀಡಾಪಟುಗಳೊಂದಿಗೆ ನವದೆಹಲಿಯಲ್ಲಿ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂವಾದ ನಡೆಸಿದರು. ಈ ಸಂದರ್ಭದಲ್ಲಿ ಕೇಂದ್ರ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ, ರಾಜ್ಯ ಸಚಿವೆ ರಕ್ಷಾ ಖಡ್ಸೆ ಹಾಗೂ ಭಾರತೀಯ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷೆ ಪಿಟಿ ಉಷಾ ಉಪಸ್ಥಿತರಿದ್ದರು. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆದ ಏಷ್ಯನ್ ಗೇಮ್ಸ್ನಲ್ಲಿ ಭಾರತ 21 ಚಿನ್ನ, 27 ಬೆಳ್ಳಿ ಮತ್ತು 37 ಕಂಚು ಸೇರಿದಂತೆ ಒಟ್ಟು 85 ಪದಕಗಳನ್ನು ಗೆದ್ದು ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನ ಗಳಿಸಿದೆ. ಅಮೆರಿಕದ ಲಾಸ್ ವೆಗಾಸ್ನಲ್ಲಿ ಇಂದು ನಡೆದ 23 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಕುಸ್ತಿಪಟು ವಿಶ್ವಜಿತ್ ರಾಮಚಂದ್ರ ಮೋರಿ ಅವರು ಗ್ರೀಕೋ ರೋಮನ್ ವಿಭಾಗದ ಫೈನಲ್ನಲ್ಲಿ ಬೆಳ್ಳಿ ಪದಕ ಗೆದ್ದು ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ಪುರುಷರ 55 ಕೆಜಿ ವಿಭಾಗದ ಫೈನಲ್ನಲ್ಲಿ ಜಾರ್ಜಿಯಾದ ಕೋಬಾ ಕರುಮಿಟ್ಜೆ ವಿರುದ್ದ ಕೊನೆಯ ಕ್ಷಣದವರೆಗೂ ತೀವ್ರ ಪೈಪೋಟಿ ನಡೆಸಿದ ವಿಶ್ವಜಿತ್ 12-13 ಅಂಕಗಳ ಅಂತರದಿಂದ ಸೋಲನುಭವಿಸಿ ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲಡಾಖ್ನ 3,350 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಭಾರತೀಯ ವಾಯುಪಡೆಗೆ ಸಂವಹನ ಉಪಗ್ರಹ, ನೌಕಾಪಡೆಗೆ ವರುಣಾಸ್ತ್ರ, ಟಾರ್ಪಿಡೋಗಳ ಖರೀದಿಗೆ ರಕ್ಷಣಾ ಸಚಿವಾಲಯ ಅನುಮೋದನೆ. ಹಿಂದೂ ಧರ್ಮದಿಂದ ಇತರ ಧರ್ಮಗಳಿಗೆ ಮತಾಂತರಗೊಂಡ ವ್ಯಕ್ತಿಗಳು ಹಿಂದುಳಿದ ವರ್ಗದ ಅಡಿಯಲ್ಲಿ ಮೀಸಲಾತಿ ಸೌಲಭ್ಯ ಪಡೆಯಲು ಸಾಧ್ಯವಿಲ್ಲ, ಸುಪ್ರೀಂಕೋರ್ಟ್. ಏಷ್ಯನ್ ಗೇಮ್ಸ್ನಲ್ಲಿ ಭಾಗವಹಿಸಿದ್ದ ಭಾರತೀಯ ಕ್ರೀಡಾಪಟುಗಳೊಂದಿಗೆ ಪ್ರಧಾನಿ ಸಂವಾದ. ಮತ್ತು ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್, ಗ್ರೀಕೋ ರೋಮನ್ ವಿಭಾಗದಲ್ಲಿ ಭಾರತದ ವಿಶ್ವಜಿತ್ ರಾಮಚಂದ್ರ ಮೋರಿಗೆ ಬೆಳ್ಳಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.
2: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸಿರಿಗಂಧ. ಚಿತ್ರಗೀತೆಗಳು. ಉಲ್ಟಾ ಪಲ್ಟಾ

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಹೃದಯ ಗೀತೆ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಎಂ ಎನ್ ವ್ಯಾಸರಾವ್ ಅವರ ರಚನೆಗೆ ರಾಜನ್ ನಾಗೇಂದ್ರ ಸಂಗೀತವನ್ನು ನೀಡಿದ್ದಾರೆ.

ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು. ಕಾಲೇಜ್ ಕಾಲೇಜ್ ಚಿತ್ರದ ಗೀತೆ ರಾಜೇಶ್ ಕೃಷ್ಣನ್ ಹಾಗೂ ಅನುರಾಧ ಶ್ರೀರಾಮ್ ಹಾಡಿದ್ದಾರೆ. ಗಾಂಧಿದಾಸ್ ಅವರ ಸಂಗೀತ ನಿರ್ದೇಶನದಲ್ಲಿ ಇರುವ ಈ ಗೀತೆಯ ಕವಿ ಮಳವಳ್ಳಿ ಸಾಯಿ ಕೃಷ್ಣ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ದಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.
6: ಜಲ ಜಲ ಜಲಧಾರೆಯಾಗಿ ಭುವಿಯಾಂತರಾಳದಿಂದ ಸುರಿದ ಜೀವದ ಹೊಳೆ.
7: ಮಾನಸ ಸರೋವರ ಚಿತ್ರದ ಗೀತೆ, ಹಾಡಿರುವಂತಹ ಧ್ವನಿಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್. ವಿಜಯ ನರಸಿಂಹ ಅವರ ಗೀತ ರಚನೆಗೆ ವಿಜಯ್ ಭಾಸ್ಕರ್ ಅವರ ರಾಗ ಸಂಯೋಜನೆ.

0: ಭಕ್ತಿ ಭಾವಗಳಿಂದ ಮುಂಜಾವಿನ ಸಮಯದಲ್ಲಿ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸ್ವರಮಾಲೆ
1: ಶುಭೋದಯ ಕರ್ನಾಟಕ.
2: ತೊರೆದು ಜೀವಿಸಬಹುದೇ
0: ದಾಸರ ಪದಗಳು,
2: ಹರಿ ನಿನ್ನ ಚರಣಗಳ
1: ವಚನಗಳು,
3: ಉಳ್ಳವರು ಶಿವಾಲಯವ ಮಾಡುವರು
0: ಸಾಂಪ್ರದಾಯಿಕ ಗೀತೆಗಳು,
1: ಶುಭೋದಯ ಕರ್ನಾಟಕದಲ್ಲಿ ಪ್ರತಿದಿನ ಬೆಳಿಗ್ಗೆ 6:10
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

ಮೆಜೆಸ್ಟಿಕ್ ಚಿತ್ರದ ಗೀತೆ ರಾಜೇಶ್ ಕೃಷ್ಣನ್ ಹಾಗೂ ಅನುರಾಧ ಶ್ರೀರಾಮ್ ಅವರ ಧ್ವನಿಗಳಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಾಧು ಕೋಕಿಲ ಸಂಗೀತವನ್ನು ನೀಡಿದ್ದಾರೆ.

0: ಹಿಂಪಾದದನಿ ನವಿರಾದ ಕಾವ್ಯ
1: ಮನದಾಳವನ್ನು ತಟ್ಟುವ ಸಂಗೀತ
0: ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನಹರೆ ಪಲ್ನಲ್ಲಿ
1: ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೇ ಕೇಳಿ
0: ಸುನಹರೆ ಪಲ್
1: ಪ್ರತಿದಿನ ಬೆಳಿಗ್ಗೆ 10:30
0: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಚಲುವಿ ಚಿತ್ರಕ್ಕೆಂದು ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ ಹಂಸಲೇಖ, ಹಾಡಿದ್ದಾರೆ ದಿವ್ಯಾ ರಾಘವನ್.

0: ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವಂತೆ ಮಾಡುವ ಮಧುರ ಗೀತೆಗಳ ಗುಚ್ಛ ಸವಿನೆನಪು.
1: ಅರ್ಥಪೂರ್ಣ ಸಾಹಿತ್ಯ, ಸುಮಧುರ ರಾಗ ಸಂಯೋಜನೆ, ಜನಪ್ರಿಯ ಗಾಯಕರ ಗಾನ ಸುದಿಯಲ್ಲಿ ಮೂಡಿ ಬರುವ ಗೀತೆಗಳ ಸಂಗಮ ಸವಿನೆನಪು.
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

ಎಸ್ ನಾರಾಯಣ್ ಅವರು ಚಂದ್ರಚಕೋರಿ ಚಿತ್ರಕ್ಕೆಂದು ಬರೆದಂತಹ ಗೀತೆ ಇದು. ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಹರಿಹನನ್.

ಚಪ್ಪಾಳೆ ಚಿತ್ರದ ಗೀತೆ ಉದಿತ್ ನಾರಾಯಣ್ ಹಾಗೂ ನಾಗಚಂದ್ರಿಕಾ ಹಾಡಿದ್ದಾರೆ. ಈ ಗೀತೆಯನ್ನು ರಚಿಸಿದ್ದಾರೆ ಕವಿರಾಜ್, ಆರ್ ಪಿ ಪಟ್ನಾಯಕ್ ಸ್ವರಕಲ್ಪನೆ ಮಾಡಿದ್ದಾರೆ.

0: ನಿವಾಗ.
1: ಬದ್ರಿ ಚಿತ್ರದ ಗೀತೆ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ರಾಜೇಶ್ ರಾಮನಾಥ್ ಸಂಗೀತವನ್ನು ನೀಡಿದ್ದಾರೆ. ಹಾಡಿದ್ದಾರೆ ಕವಿತಾ ಕೃಷ್ಣಮೂರ್ತಿ.

0: ವಿ ಶೈಲಜಾ ಅವರು ಹಾಡಿದಂತಹ ಭಾವಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕನ್ನಡ ಭಾರತಿ

ಇಂದಿನ ಕನ್ನಡ ಭಾರತಿಯಲ್ಲಿ ಶ್ರೀನಿವಾಸ ಜೋಕಟ್ಟೆ ಇವರಿಂದ ಸಣ್ಣ ಕಥೆ ಕಣ್ಣಾಮುಚ್ಚಾಲೆ ಹಾಗೂ ಜ್ಯೋತಿ ಮಹದೇವ್ ಇವರ ಸ್ವರಚಿತ ಕವನ ವಾಚನ ಕಾವ್ಯಧಾರೆ ಕೇಳುವಿರಿ.

0: ಈಗ ಕೇಳಿ ಶ್ರೀನಿವಾಸ ಜೋಕಟ್ಟೆ ಇವರಿಂದ ಸಣ್ಣ ಕಥೆ ಕಣ್ಣಾಮುಚ್ಚಾಲೆ.
1: ಕೌಸಾನಿಯಿಂದ ಬಸ್ಸು ಜಿಮ್ ಕಾರ್ಬೆಟ್ ಉದ್ಯಾನದತ್ತ ಓಡುತ್ತಿತ್ತು. ಬೆಟ್ಟದ ಹಾದಿ ವಿಪರೀತ ತಿರುವುಗಳ ಕಾರಣ ಬಸ್ಸು ಜಂಪ್ ಆಗುತ್ತಿದ್ದಂತೆ ಹಿಂಬದಿ ಸೀಟುಗಳಲ್ಲಿ ಕೂತವರಿಗೆ ತುಂಬಾ ಕಿರಿಕಿರಿ. ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನ ಜಿಮ್ ಕಾರ್ಬೆಟ್ ನೋಡಲು ಬಸ್ಸಿನೊಳಗಿದ್ದವರು ಕಾತರರಾಗಿದ್ದರು. ಬಸ್ಸು ಸಂಜೆಗೆ ತಲುಪುತ್ತದೆ, ಏನಿದ್ದರೂ ನಾಳೆ ಬೆಳಿಗ್ಗೆ ಟೈಗರ್ ಫೋರ್ಸ್ ವೀಕ್ಷಿಸುತ್ತೇವೆ ಎಂದು ಪ್ರವಾಸಿ ತಂಡಕ್ಕೆ ಮೊದಲೇ ತಿಳಿಸಲಾಗಿತ್ತು. ಹಿಮಾಲಯದ ಬೆಟ್ಟಗಳ ಸೌಂದರ್ಯ ವೀಕ್ಷಿಸುತ್ತಾ ಕತ್ತಲಾಗುವ ಮೊದಲೇ ಕಾರ್ಬೆಟ್ನ ಹೋಟೆಲು ಎದುರು ಬಸ್ಸು ನಿಂತಾಗ ಎಲ್ಲರಿಗೂ ಜೀವ ಬಂದಂತಾಯಿತು. ಬೆಟ್ಟದ ರಸ್ತೆಯಲ್ಲಿ ಬಸ್ಸು ಓಡುವುದೆಂದರೆ ವೀಕ್ಷಿಸಲು ಖುಷಿಯಾದರೂ ಪ್ರಯಾಣ ಮಾತ್ರ ತುಂಬಾ ಕಿರಿಕಿರಿ. ಬಸ್ಸಿನಿಂದಿಳಿದು ಅವರವರ ಲಗೇಜುಗಳನ್ನು ಹೋಟೆಲ್ಗೆ ಒಯ್ದು ಎಲ್ಲರಿಗೂ ರೂಮು ವಿತರಿಸುವಾಗ ಮತ್ತೆ ಅರ್ಧ ಗಂಟೆ ಸಮಯ ಹಿಡಿಯಿತು. ಇವತ್ತು ಏನೂ ಕಾರ್ಯಕ್ರಮ ಇಟ್ಟುಕೊಂಡಿಲ್ಲ, ನಾವೆಲ್ಲ ರೂಮಿನಲ್ಲೇ. ಊಟದ ಮೊದಲು ಫೈರ್ ಡ್ಯಾನ್ಸ್ ಮಾಡುವವರಿದ್ದರೆ ಬನ್ನಿ, ರಿಸಾರ್ಟ್ನವರು ವ್ಯವಸ್ಥೆ ಮಾಡುತ್ತಾರಂತೆ. ಆದರೆ ನಾಳೆ ಬೆಳಿಗ್ಗೆ ಎಲ್ಲರೂ ಬೇಗ ಏಳಬೇಕು ಎಂದು ಟೂರ್ ಇನ್ಚಾರ್ಜರ್ ಸುರೇಂದ್ರ ಎಲ್ಲರಿಗೂ ಹೇಳುತ್ತಿದ್ದರು. ಕೆಲವು ಪ್ರವಾಸಿಗರಿಗೆ ಹಸಿವೆ ಜೋರಾಗುತ್ತಿತ್ತು, ಅಂತವರು ಊಟಕ್ಕೆ ಎಷ್ಟು ಗಂಟೆಗೆ ಕೆಳಗಡೆ ಬರಬೇಕು ಎಂದು ಕೇಳಿಯೇ ಬಿಟ್ಟರು. ಮೊದಲು ರೂಮಿಗೆ ಹೋಗಿ ಫ್ರೆಶ್ ಆಗಿಬಿಡಿ, 9 ಗಂಟೆಗೆ ಕೆಳಗಡೆಗೆ ಹಾಲುಗೆ ಬನ್ನಿ ಎಂಬ ಉತ್ತರ ಬಂತು. ಎಲ್ಲರೂ ಮರುದಿನ ಬೆಳಿಗ್ಗೆಯ ತಯಾರಿ ಮಾಡಿಯೇ ಕೆಳಗೆ ಹಾಲುಗೆ ಬರೋಣ ಎನ್ನುತ್ತಾ ತಮ್ಮ ತಮ್ಮ ರೂಮುಗಳ ಕೀ ಪಡೆದು ನಂಬರ್ ಹುಡುಕುತ್ತಾ ಹೋದರು. ಪ್ರತಿ ವರ್ಷ ಹಿಮಾಲಯದ ತಪ್ಪಲಲ್ಲಿರುವ ಯಾವುದಾದರೂ ರಾಜ್ಯದ ಪ್ರವಾಸ ಮಾಡಿ ಬರುವುದು ರಾಮಕೃಷ್ಣನ ಪ್ರಿಯ ಸಂಗತಿ. ಅಂತೆಯೇ ಈ ಬಾರಿ ಉತ್ತರಾಖಂಡ ರಾಜ್ಯದ ಕೆಲವು ಪ್ರೇಕ್ಷಣೀಯ ತಾಣಗಳನ್ನು ನೋಡಿ ಬರಲು ಪತ್ನಿ ಸಹಿತ ಹೊರಟು ಬಂದಿದ್ದ. ಕಳೆದ ವರ್ಷದ ತನಕ ಒಂಟಿಯಾಗಿ ಪ್ರವಾಸಕ್ಕೆ ಹೋಗಿ ಬರುತ್ತಿದ್ದ ರಾಮಕೃಷ್ಣ ಈ ಬಾರಿ ಪತ್ನಿ ಜಯಶ್ರೀ ಜೊತೆಗೂಡಿ ಬಂದಿದ್ದಾನೆ. ವೈವಾಹಿಕ ಬದುಕಿಗೆ ಪಾದಾರ್ಪಣೆ ಮಾಡಿದ ನಂತರ ಹನಿಮೂನು ಎಂದು ಎಲ್ಲೂ ಹೋಗಿರಲಿಲ್ಲ. ಈ ಪ್ಯಾಕೇಜ್ ಟೂರ್ ಪ್ರವಾಸವೇ ಅವರಿಗೆ ಹನಿಮೂನ್ ಟೂರ್ ಆಗಿತ್ತು. ಮರುದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಇತ್ಯಾದಿ ಮುಗಿಸಿ ಡ್ರೆಸ್ ಮಾಡಿಕೊಂಡೇ ಎಲ್ಲರೂ ಕೆಳಗೆ ಬಂದಿದ್ದರು. ಬಿಸಿ ಬಿಸಿ ತಿಂಡಿ ಮುಗಿಸಿ ಕಾರ್ಬೆಟ್ಟು ಸುತ್ತಾಡುವುದಿತ್ತು. ಕೆಲವರು ನಾವು ಡೇರೆಗಳಲ್ಲಿ ಮಲಗುತ್ತೇವೆ ಎಂದು ಪಕ್ಕದ ಹಾಲಿಡೇ ಕ್ಯಾಂಪ್ನ ಡೇರೆಗಳಲ್ಲಿ ಮಲಗುವುದಕ್ಕೆ ಹೋಗಿದ್ದ ಪ್ರವಾಸಿಗರು ಇಲ್ಲಿಗೆ ಬಂದ ನಂತರ ಎಲ್ಲರೂ ತಿಂಡಿ ಚಹಾ ಮುಗಿಸಿ ಕಾಲ್ನಡಿಗೆಯಲ್ಲೇ ಹೊರಡುವುದೆಂದು ಸೂಚನೆ ಬಂತು. ಕೀ ರಿಸೆಪ್ಷನ್ ಕೌಂಟರ್ನಲ್ಲಿ ಕೊಡಬೇಕೆಂದು ತಿಳಿಸಲಾಯಿತು. ರಿಸೆಪ್ಷನ್ ಕೌಂಟರ್ಗೆ ಬಂದು ರೂಮಿನ ಬೀಗದ ಕೀ ಕೊಡಬೇಕೆಂದರೆ ಕೌಂಟರ್ನಲ್ಲಿದ್ದ ಯುವತಿಯೊಬ್ಬಳು ರಾಮಕೃಷ್ಣನನ್ನು ಆಕರ್ಷಿಸಿದಳು. ಬಹುಶಃ ನಿನ್ನೆ ಸಂಜೆ ಅವಳು ಡ್ಯೂಟಿ ಮುಗಿಸಿ ಹೋಗಿದ್ದರಿಂದ ಬೇರೆಯವರು ಕೂತಿದ್ದರು. ಇವತ್ತು ಬೆಳಿಗ್ಗೆ ಈಕೆ ಡ್ಯೂಟಿಗೆ ಬಂದಿರಬೇಕು. ರಾಮಕೃಷ್ಣ ಆ ಯುವತಿಯ ಮುಖ ನೋಡಿ ಬೀಗದ ಕೀ ತೆಗೆದುಕೊಳ್ಳಿ ಎಂದು ಹಿಂದಿಯಲ್ಲಿ ಹೇಳುತ್ತಾ ಕೊಟ್ಟ. ರಾಮಕೃಷ್ಣನಿಗೆ ಆ ಯುವತಿಯನ್ನು ತಾನು ಎಲ್ಲೋ ನೋಡಿದ್ದಾಗಿ ಭಾಸವಾಯಿತು. ಆದರೆ ಎಲ್ಲಿ ಎಲ್ಲಿ ಎಂದು ತಲೆಕೆರೆದುಕೊಂಡರೂ ನೆನಪಾಗಲಿಲ್ಲ. ಅವಳು ಕೂಡ ಏನೂ ಪರಿಚಯ ಇಲ್ಲದವರಂತೆ ಬೀಗದ ಕೀ ತೆಗೆದುಕೊಂಡು ಗೂಟಕ್ಕೆ ನೇತು ಹಾಕಿದಳು. ಪ್ರವಾಸಿಗರೆಲ್ಲ ಪಕ್ಕದ ರಸ್ತೆಯಲ್ಲಿ ಕಾರ್ಬೆಟ್ ಉದ್ಯಾನದತ್ತ ನಡೆಯುತ್ತಿದ್ದರೆ ರಾಮಕೃಷ್ಣನಿಗೆ ಮಾತ್ರ ಆ ಯುವತಿಯದ್ದೇ ನೆನಪು. ತಾನು ನೋಡಿದ್ದಂತೂ ಈ ಮೊದಲು ಖಂಡಿತ, ಆದರೆ ಎಲ್ಲಿ ಎಂದು ನೆನಪಾಗ್ತಾ ಇಲ್ಲ ಎನ್ನುವುದೇ ಆತನ ಗೊಂದಲ. ಇನ್ನು ಪತ್ನಿಯ ಎದುರು ಆ ಬಗ್ಗೆ ತಲೆಬಿಸಿ ಮಾಡುವುದು ಬೇಡವೆಂದು ಇತರರಂತೆ ತಾನೂ ಹರಟೆ ಕೊಚ್ಚುತ್ತಾ ಕಾರ್ಬೆಟ್ ಪಾರ್ಕ್ನೊಳಗೆ ಮುನ್ನಡೆಯುತ್ತಿದ್ದ. ರಾಮಕೃಷ್ಣ ಇದ್ದ ಈ ಪ್ರವಾಸಿ ತಂಡವು ಕಾಠ್ಗೋದಾಮ್ ರೈಲ್ವೆ ಸ್ಟೇಷನ್ಗೆ ಮೊದಲು ಬಂದು ಅಲ್ಲಿಂದ ಉತ್ತರಾಖಂಡದ ಸುತ್ತಾಟಕ್ಕೆ ಇಳಿದಿತ್ತು. ಮುಂಬೈಯಲ್ಲಿ ರೈಲು ಹತ್ತಿದಾಗ 29 ಪ್ರವಾಸಿಗರಿದ್ದರು. ದಾರಿಯುದ್ದಕ್ಕೂ ಕೆಲವರು ಟೈಂ ಪಾಸ್ಗಾಗಿ ತಮ್ಮ ತಮ್ಮ ಕತೆಗಳನ್ನು ಹೇಳುತ್ತಿದ್ದರು. ಈ ಕತೆಗಳನ್ನು ಕೇಳಿದ ನಂತರ ಹೆಚ್ಚಿನವರು ತೀರ್ಥಯಾತ್ರಿಗಳೇ ಆಗಿದ್ದಾರೆ. ರಾಮಕೃಷ್ಣನಿಗೆ ಈ ತೀರ್ಥಯಾತ್ರಿಗಳ ಜೊತೆ ಹೋಗುವುದೆಂದರೆ ಸ್ವಲ್ಪ ಕಿರಿಕಿರಿ. ಅವರೆಲ್ಲ ಅಪರೂಪಕ್ಕೆ ಇಂತಹ ಪ್ರಕೃತಿಧಾಮಗಳ ಟೂರ್ಗೂ ಬರುತ್ತಾರಷ್ಟೇ. ಕಾಠಗೋದಾಮ್ ಬರುವವರೆಗೂ ಯಾರಾದರೂ ಏನಾದರೂ ಒಂದೊಂದು ಕತೆ ಹೇಳುತ್ತಿದ್ದರು. ಯುವಜನರು ಇರುವ ತಂಡದಲ್ಲಿ ಬರಬೇಕು, ಈ ಹಿರಿಯರ ಜೊತೆಗೆ ಟೂರಿಗೆ ಬಂದರೆ ಅದು ತೀರ್ಥಯಾತ್ರೆಯ ತರವೇ ಆಗಿಬಿಡುತ್ತದೆ ಎಂದು ಪತ್ನಿ ಜಯಶ್ರೀ ತಮಾಷೆಯ ನುಡಿಗಳನ್ನು ಆಡಿದಳು. ಕಾರ್ಬೆಟ್ ಸುತ್ತಾಡಿ ಮಧ್ಯಾಹ್ನ ಹೋಟೆಲ್ಗೆ ಊಟಕ್ಕೆ ಬಂದಾಗ ರಾಮಕೃಷ್ಣ ಕೀ ಪಡೆದು ಜಯಶ್ರೀಗೆ ಕೊಟ್ಟ. ನೀನು ರೂಮಿಗೆ ಹೋಗು, ನಾನು ಸ್ವಲ್ಪ ಇವತ್ತಿನ ದೈನಿಕ ಓದಿ ಬರುತ್ತೇನೆ ಎಂದು ರಿಸೆಪ್ಷನ್ ಕೌಂಟರ್ ಎದುರು ಕೂತು ಅಲ್ಲೇ ಇದ್ದ ದೈನಿಕ ಓದತೊಡಗಿದ. ಕೌಂಟರ್ ಒಳಗಡೆ ಅದೇ ಯುವತಿ ಇದ್ದಳು. ಆವಾಗಲೂ ರಾಮಕೃಷ್ಣ ತಲೆಕೆರೆದುಕೊಂಡು ಎಲ್ಲೋ ನೋಡಿದ್ದೇನಲ್ಲ, ಎಲ್ಲಿ ಎಷ್ಟು ನೆನಪಿಸಿಕೊಂಡರೂ ಅವನಿಗೆ ಗೊತ್ತಾಗಲಿಲ್ಲ. ನಂತರ ಎದ್ದು ತಾನೂ ರೂಮಿನತ್ತ ಹೆಜ್ಜೆ ಇಟ್ಟ. ಎದುರು ಸುರೇಂದ್ರ ಸಿಕ್ಕಿದವರು, ಊಟ ರೆಡಿಯಾಗಿದೆ, 10 ನಿಮಿಷದಲ್ಲಿ ಬನ್ನಿ, ಮ್ಯೂಸಿಯಂ ನೋಡಿ ನಂತರ ರಾಮನಗರ ಸಿಟಿ ಸುತ್ತಾಡಿ ಬರೋಣ ಎಂದರು. ಊಟದ ನಂತರ ಕಾರ್ಬೆಟ್ ಮ್ಯೂಸಿಯಂ ನೋಡಿ ಸಂಜೆ ರಾಮನಗರ ಸಿಟಿ ಸುತ್ತಾಡಲು ಹೊರಟರು. ಏನಾದರೂ ಖರೀದಿ ಮಾಡಬೇಕೆಂದು ಪತ್ನಿ ಜಯಶ್ರೀ ಹೇಳಿದ್ದಳು. ಹಾಗೆ ಅಂಗಡಿಯೊಂದರಲ್ಲಿ ಖರೀದಿ ಮಾಡುತ್ತಿದ್ದಾಗ ಆಫೀಸಿನ ಕಾಮತರ ಮೆಸೇಜ್ ಬಂತು. ಹೇಗೆ ನಡೆಯುತ್ತಿದೆ ನಿಮ್ಮ ಹನಿಮೂನ್ ಟೂರು ಎಂದು ಕಾಮತರು ಕೇಳಿದರು. ಏನು ಹೇಳುವುದು ಕಾಮತರೆ, ಎಲ್ಲಾ ಹಿರಿಯರು ಜಾಸ್ತಿ ಇದ್ದಾರೆ, ತೀರ್ಥಯಾತ್ರೆಗೆ ಹೊರಟಂತ ಅನುಭವ ಮಾರಾಯರೇ ಎಂದು ರಿಪ್ಲೈ ಮೆಸೇಜ್ ರಾಮಕೃಷ್ಣ ಕಳುಹಿಸಿದ. ಸ್ವಲ್ಪ ಖರೀದಿಯ ನಂತರ ಮತ್ತೆ ರಿಕ್ಷಾದಲ್ಲಿ ರಿಸಾರ್ಟ್ ಕಡೆ ಹೊರಟರು. ಕಾಮತ್ರ ಮೆಸೇಜ್ ಮೆಲುಕು ಹಾಕುತ್ತಿದ್ದಂತೆ ಒಮ್ಮೆಗೆ ರಿಸೆಪ್ಷನ್ ಕೌಂಟರ್ನ ಆ ಯುವತಿಯನ್ನು ತಾನು ಎಲ್ಲಿ ನೋಡಿದ್ದೆಂದು ರಾಮಕೃಷ್ಣನಿಗೆ ನೆನಪಿಗೆ ಬಂತು. ಅದೊಂದು ದಿನ ಆಫೀಸಿಗೆ ಮಧ್ಯಾಹ್ನದ ಹೊತ್ತು ಓರ್ವ ಯುವತಿ ಬಂದಿದ್ದಳು. ಯಾರು ಬೇಕು ಎಂದು ರಾಮಕೃಷ್ಣನೇ ವಿಚಾರಿಸಿದ್ದ. ಹರಿಕಾಮತರು ಇದ್ದಾರಾ ಕೇಳಿದ್ದಳು ಆ ಯುವತಿ. ಹೌದು ನೋಡಿ, ಅಲ್ಲಿ ಟೇಬಲ್ ಎದುರು ಕೂತವರೇ ಹರಿಕಾಮತ್ ಎಂದು ಕೈತೋರಿಸಿ ಅವಳನ್ನು ಅತ್ತ ಕಳುಹಿಸಿದ. ಆಫೀಸಿನ ಸೀನಿಯರ್ ಕ್ಲಾರ್ಕ್ ಆಗಿದ್ದು ಇನ್ನೇನು 2 ವರ್ಷಗಳಲ್ಲಿ ನಿವೃತ್ತರಾಗಲಿರುವ ಹರಿಕಾಮತರದು ಅಂದು ಹುಟ್ಟುಹಬ್ಬವಾಗಿತ್ತು. ಆಫೀಸಿನ ಯಾರಿಗೂ ಅದು ನೆನಪಿಗೆ ಬಂದಿರಲಿಲ್ಲ. ಆ ಯುವತಿ ಕಾಮತರ ಹುಟ್ಟುಹಬ್ಬಕ್ಕೆ ಶುಭಾಶಯ ಹೇಳಲು ಬಂದಿದ್ದಳು. ಅವರಿಗಾಗಿ ಮನೆಯಲ್ಲೇ ಮಾಡಿದ್ದ ಮಿಠಾಯಿ ತಂದಿದ್ದಳು. ಅವಳು ರೂಪವಂತಳಾಗಿದ್ದರಿಂದ ಒಂದಷ್ಟು ಹೊತ್ತು ಕೂತದ್ದು ಎಲ್ಲರಿಗೂ ಖುಷಿ ನೀಡಿತ್ತು. ರಾಮಕೃಷ್ಣನಿಗೆ ಆವಾಗ ಮದುವೆ ಆಗಿರಲಿಲ್ಲ. ಆದರೂ ಅಂದು

0: ಹೊಸ ನಿರ್ಧಾರವನ್ನು ಆತ ತಳೆಯಲಿಲ್ಲ. ಯಾಕೆಂದರೆ ಬೆಳಿಗ್ಗೆ ಟಿವಿಯಲ್ಲಿ ಜ್ಯೋತಿಷಿಗಳು ಇವನ ರಾಶಿ ಭವಿಷ್ಯವನ್ನು ನೆನಪಿಸುತ್ತಾ ಸಂಜೆ 4 ತನಕ ಯಾವ ನಿರ್ಧಾರವನ್ನು ಮಾಡಬಾರದು ಎಂದಿದ್ದರು. ಹಾಗಾಗಿ ಅವಳ ಕುರಿತು ಕನಸು ಕಟ್ಟುವ ಗೋಜಿಗೆ ಹೋಗಿರಲಿಲ್ಲ. ನೀರು ಬೇಕಾ ಎಂದು ಕೇಳಿದ್ದನಷ್ಟೇ ರಾಮಕೃಷ್ಣ. ಅರ್ಧ ಗಂಟೆ ಇದ್ದು ಹರಿಕಾಮತರಲ್ಲಿ ಒಂದಷ್ಟು ಹರಟೆ ಕೊಚ್ಚಿ ಅನಂತರ ಆ ಯುವತಿ ಹೊರಟು ಹೋಗಿದ್ದಳು. ಆಕೆ ಹೊರಹೋದ ನಂತರ ಕಾಮತರ ಬಳಿ, ಯಾರ್ರಿ ಆಕೆ ಮಿಠಾಯಿ ಏನ್ ತಂದದ್ದು? ಸ್ವಲ್ಪ ನಮಗೂ ಹಂಚಿಬಿಡಿ ಮಾರಾಯರೆ. ಎಲ್ಲವನ್ನೂ ಮನೆಗೆ ಒಯ್ಯುವುದಾ? ಆಕೆ ನಿಮ್ಮ ಸಂಬಂಧಿಯೇ ಅಥವಾ? ಆಫೀಸಿನ ಇನ್ನಿತರರು ಪ್ರಶ್ನೆಗಳ ಸುರಿಮಳೆಗೈಯ ತೊಡಗಿದರು. ರಾಮಕೃಷ್ಣನಿಗೂ ಕುತೂಹಲವಾಗಿತ್ತು. ಸಂಬಂಧಿಕಳೇನೂ ಅಲ್ಲ, ನಾನು ಪತ್ರಿಕೆಗಳಲ್ಲಿ ಕತೆ ಕವಿತೆ ಬರೆಯುತ್ತೇನಲ್ಲ, ಹಾಗೆ ಓದಿ ಓದಿ ನಮ್ಮೊಳಗೆ ಪರಿಚಯ. ಇವತ್ತೇ ಅವಳನ್ನು ನಾನು ಮೊದಲಿಗೆ ನೋಡಿದ್ದು. ಈ ವೃದ್ಧನಿಗೆ ಇಂತಹ ಅಭಿಮಾನಿಗಳ ಶುಭ ಹಾರೈಕೆ ಅಲ್ಲದೆ ಮತ್ತೇನು ಬೇಕು ಹೇಳಿರಿ? ಇವತ್ತು ನನ್ನ ಹುಟ್ಟುಹಬ್ಬ ಎಂದು ನಿಮಗೆ ಯಾರಿಗೂ ತಿಳಿದಿಲ್ಲ. ನೋಡಿ, ಅವಳು ಹುಟ್ಟುಹಬ್ಬಕ್ಕೆ ಮಿಠಾಯಿ ತಂದಿದ್ದಾಳೆ. ನನ್ನ ಬರಹ ಕಂಡರೆ ಫೋನ್ ಮಾಡುತ್ತಾಳೆ. ಕಾಮತರು ಅವಳನ್ನು ಹೊಗಳತೊಡಗಿದರು. ಅಂದ ಹಾಗೆ ಮೊಬೈಲ್ ನಂಬರ್ ಇದ್ದರೆ ಅವಳದ್ದು ಸ್ವಲ್ಪ ಕೊಡಿ. ಸಹೋದ್ಯೋಗಿ ದಿನೇಶ್ ತಮಾಷೆ ಆಡಿದ. ಇಲ್ಲದೆ ಏನು, ಆದರೆ ನಿಮಗೆ ಅವೆಲ್ಲ ಯಾಕೆ? ಸುಮ್ಮನೆ ನಿಮ್ಮ ನಿಮ್ಮ ಕೆಲಸಗಳನ್ನು ಮಾಡಿ. ಈ ವೃದ್ಧನನ್ನು ನೋಡಲು ಯುವತಿ ಬಂದಳು ಅಂತ ಹೊಟ್ಟೆ ಕಿಚ್ಚು ಬಂತ? ಬರ್ತ್ಡೇಗೆ ನೀವ್ಯಾರು ಏನೂ ಕೊಟ್ಟಿಲ್ಲ, ಅವಳಾದರೂ ನೆನಪಿಟ್ಟು ಬಂದು ಮಿಠಾಯಿ ಕೊಟ್ಟು ಹೋದಳಲ್ಲ ಎಂದರು ಕಾಮತ್. ಆದರೆ ನಂಬರ್ ಯಾರಿಗೂ ಕೊಡಲು ಹೋಗಲಿಲ್ಲ. ಯಾಕ್ರಿ ಅವಳ ನಂಬರ್ ಸುಮ್ಮನೆ ತಮಾಷೆಗೆ ಕೇಳಿದ್ದು? ನಂಬರ್ ನೀಡಿ ಮತ್ತೆ ಮೆಸೇಜ್ ಮಾಡಿ ಇನ್ನು ಅದು ಏನೋ ಕಾರಣಕ್ಕೆ ವಿರಸ ಹುಟ್ಟಿಸುವುದು ಬೇಡ. ಸುಮ್ಮನೆ ಕೇಳಿದ್ದು ಕಾಮತ್ರೆ ಎಂದು ರಾಮಕೃಷ್ಣ ಮಾತು ಮುಗಿಸಿದ. ರಾಮಕೃಷ್ಣ ಹಾಗೆ ಹೇಳಿದರೂ ಒಳಗೊಳಗೆ ಮಾತ್ರ ಅವಳನ್ನು ಎಣಿಸಿಕೊಳ್ಳುತ್ತಿದ್ದ. ಅವಳ ರೂಪ, ಮಾತಿನ ರೀತಿ, ತಂದ ಮಿಠಾಯಿಯಷ್ಟೇ ಸಿಹಿಯಾಗಿತ್ತು. ಆಗಾಗ ಅವಳನ್ನು ನೆನಪು ಮಾಡಿಕೊಳ್ಳುತ್ತಿದ್ದ. ಈ ನಡುವೆ ರಾಮಕೃಷ್ಣನಿಗೆ ವಿವಾಹವಾಯಿತು. ಅವಳನ್ನು ಮರೆಯತೊಡಗಿದ. ಆದರೆ ಆಫೀಸಿನಲ್ಲಿ ಆಗಾಗ ಕೆಲವರು, ಆ ಯುವತಿಯ ಫೋನ್ ಇತ್ತೀಚೆಗೆ ಏನಾದರೂ ಬಂದಿತ್ತೇ? ಅವಳ ಬಗ್ಗೆ ಏನಾದರೂ ಕತೆ ಬರೆಯಲು ಆರಂಭಿಸಿದ್ದೀರಾ ಎಂದೆಲ್ಲ ಕೇಳಿ ಕಾಮತರಿಗೆ ಕಿರಿಕಿರಿ ತರುತ್ತಿದ್ದರು. ದಿನಗಳು ಉರುಳುತ್ತಿತ್ತು. ಆ ದಿನ ಆಫೀಸಿನಲ್ಲಿ ಎಲ್ಲರೂ ಡ್ಯೂಟಿಗೆ ಬಂದ ನಂತರ ಕಾಮತರು ಒಂದು ವಿಶೇಷ ಸುದ್ದಿ ಹೇಳಿದರು. ನೀವೆಲ್ಲ ಕುತೂಹಲದಿಂದ ಪ್ರಶ್ನಿಸುತ್ತಿದ್ದ ಆ ಯುವತಿ ಕಾಣೆಯಾಗಿದ್ದಾಳಂತೆ. ಅವಳ ಮನೆಯವರು ಪೊಲೀಸರಿಗೆ ದೂರು ನೀಡಿದರು. ಪೊಲೀಸರು ಅವಳ ಮೊಬೈಲ್ಗೆ ಯಾರೆಲ್ಲ ಹೆಚ್ಚು ಕಾಲ್ ಮಾಡುತ್ತಿದ್ದಾರೆಂದು ಸೂಚಿ ತೆಗೆದು ತನಿಖೆಗೈದಾಗ ನನ್ನ ನಂಬರ್ ಕೂಡ ಇತ್ತಲ್ಲ. ಹಾಗೆ ನನ್ನಲ್ಲೂ ಪೊಲೀಸರು ಅವಳ ಬಗ್ಗೆ ವಿಚಾರಿಸಿದಾಗಲೇ ನಿಜ ಸಂಗತಿ ಗೊತ್ತಾಯ್ತು. ಮನೆಯವರೆಲ್ಲ ಆತಂಕದಲ್ಲಿದ್ದಾರಂತೆ. ನಾನು ಸುಮ್ಮನೆ ಪೊಲೀಸ್ ತನಿಖೆಗೆ ಒಳಪಡುವಂತಾಯ್ತು. ನೀವು ಕೂಡ ಯುವತಿಯ ನಂಬರ್ಗೆ ಕಾಲ್ ಮಾಡುತ್ತಿದ್ದರೆ ನಿಮ್ಮನ್ನು ಪೊಲೀಸರು ವಿಚಾರಿಸುತ್ತಿದ್ದರು. ಅಂತೂ ನೀವೆಲ್ಲ ಬಚಾವಾದಿರಿ. ಬೇಕಿತ್ತ ಅವಳ ಪರಿಚಯ? ಹೇಳಿದಾಗ ಆಫೀಸಿನ ಯಾರಿಗೂ ಏನೂ ಉತ್ತರ ಕೊಡಬೇಕೆಂದು ತಿಳಿಯಲಿಲ್ಲ. ಪ್ರವಾಸದಲ್ಲಿದ್ದ ರಾಮಕೃಷ್ಣನಿಗೆ ಈಗ ಒಂದೊಂದೇ ನೆನಪಿಗೆ ಬಂತು. ಆ ರಾತ್ರಿ ಊಟದ ನಂತರ ಪತ್ನಿಗೆ, ನೀನು ರೂಮಿಗೆ ಹೋಗು, ನಾನು ಸ್ವಲ್ಪ ಇಲ್ಲೇ ಹರಟೆ ಕೊಚ್ಚಿ ಬರುತ್ತೇನೆ ಎಂದು ಜಯಶ್ರೀಯನ್ನು ರೂಮಿಗೆ ಕಳುಹಿಸಿ ರಾಮಕೃಷ್ಣ ಹೊರಗೆ ಬಂದ. ಕಾಮತರಿಗೆ ಫೋನ್ ಮಾಡಲು ಮೊಬೈಲ್ ಹೊರತೆಗೆದ. ರಾಮಕೃಷ್ಣನಿಗೆ ರಿಸೆಪ್ಷನ್ ಕೌಂಟರ್ನ ಯುವತಿಯೇ ಅಂದು ಆಫೀಸಿಗೆ ಕಾಮತರನ್ನು ಕಾಣಲು ಬಂದ ಯುವತಿಯಾಗಿದ್ದಾಳೆ ಎನ್ನುವುದು ನೆನಪಿಗೆ ಬಂತು. ನಂತರ ಯಾವಾಗ ಕಾಮತರಿಗೆ ಈ ವಿಷಯ ತಿಳಿಸಲಿಲ್ಲ ಎಂದು ಚಡಪಡಿಕೆಯಾಯಿತು. ಅವಳು ಅಂದಿನ ಡ್ಯೂಟಿ ಮುಗಿಸಿ ಹೋಗಿದ್ದಳು. ಇನ್ನು ನಾಳೆ ಬೆಳಿಗ್ಗೆ ಬರುವುದು. ಆದರೆ ಈ ಪ್ರವಾಸಿ ತಂಡ ನಾಳೆ ಬೆಳಿಗ್ಗೆ ನೈನಿತಾಲಿಗೆ ಹೊರಡುವುದರಿಂದ ಅವಳ ಭೇಟಿ ಬಹುಶಃ ಇನ್ನೂ ಸಾಧ್ಯವಾಗಲಾರದು ಎಂದಾಗ ರಾಮಕೃಷ್ಣನಿಗೆ ಸ್ವಲ್ಪ ಫಜೀತಿಯೂ ಆಗಿತ್ತು. ಏನೇ ಆಗಲಿ, ಅಂದು ನಾಪತ್ತೆಯಾಗಿ ಪೊಲೀಸರಿಂದ ವಿಚಾರಣೆಗೆ ಒಳಪಟ್ಟ ಕಾಮತರಿಗೆ ತಾನೊಂದು ಪತ್ತೆದಾರಿ ಕೆಲಸ ಮಾಡಿದ ಸಂಗತಿ ಈಗ ಹೇಳುತ್ತಿದ್ದೇನೆ ಎಂಬ ಹೆಮ್ಮೆಯಿಂದ ರಾಮಕೃಷ್ಣನು ಕಾಮತರ ನಂಬರ್ ಒತ್ತೊಡಗಿದ. ಏನು ರಾಮಕೃಷ್ಣ, ಮೆಸೇಜ್ ಮಾಡಿದ್ದು ಸಿಕ್ಕಿದೆ, ಕಾಮತರ ಉತ್ತರ ಬಂತು. ಅದು ಸರಿ, ನಿಮಗೊಂದು ಮುಖ್ಯ ಸಂಗತಿಯನ್ನು ಹೇಳೋಣ ಅಂತ ಈಗ ಕಾಲ್ ಮಾಡಿದೆ. ಕಾಮತ್ ಸರ್, ನಿಮ್ಮ ಬರ್ತ್ಡೇ ದಿನ ವಿಶ್ ಹೇಳಿ ಮಿಠಾಯಿ ತಂದುಕೊಟ್ಟ ಆ ಯುವತಿ ನೆನಪಿದೆ ತಾನೆ? ಅನಂತರ ಅವಳು ನಾಪತ್ತೆಯಾಗಿ ಪೊಲೀಸರು ನಿಮ್ಮನ್ನೂ ವಿಚಾರಿಸಿದ್ದುದು ನೆನಪು ಮಾಡಿಕೊಳ್ಳಿ. ರಾಮಕೃಷ್ಣನ ಮಾತನ್ನು ಅರ್ಧದಲ್ಲೇ ತಡೆದು, ಅದೆಲ್ಲ ಈಗ್ಯಾಕೆ ರಾಮಕೃಷ್ಣ? ಕಾರ್ಬೆಟ್ ಅರಣ್ಯದಲ್ಲಿ ಅವಳ ಭೂತ ಪ್ರತ್ಯಕ್ಷವಾಯಿತೇ? ಕೇಳಿದರು ಕಾಮತ್.
1: ಸರಿಯಾಗಿಯೇ ಹೇಳಿದಿರಿ ಕಾಮತ್ರೆ, ಆಕೆಯೇ ಭೂತ ಅಲ್ಲ, ಅವಳೇ ಪ್ರತ್ಯಕ್ಷಳಾಗಿದ್ದಾಳೆ. ಇಲ್ಲಿ ನಾವಿದ್ದ ಹೋಟೆಲ್ನಲ್ಲಿ ಆಕೆ ರಿಸೆಪ್ಷನಿಸ್ಟ್ ಆಗಿದ್ದಾಳೆ. ಮನೆಯವರಿಗೂ ಪೊಲೀಸರಿಗೂ ತಿಳಿಸಿಬಿಡಿ. ಅಡ್ರೆಸ್ ಹೋಟೆಲ್ನದ್ದು ಈಗ ಮೆಸೇಜ್ ಮಾಡುತ್ತೇನೆ. ನಾಳೆ ನಾವು ಈ ಹೋಟೆಲ್ ಬಿಟ್ಟು ನೈನಿತಾಲಿಗೆ ಹೋಗುತ್ತಿದ್ದೇವೆ, ರಾಮಕೃಷ್ಣ ಅವಸರವಾಗಿಯೇ ನುಡಿದ. ಕಾಮತರು ಜೋರಾಗಿ ನಕ್ಕರು.
0: ಏನಪ್ಪ ರಾಮಕೃಷ್ಣ, ಹನಿಮೂನ್ ಪ್ರವಾಸದಲ್ಲೂ ಅವಳ ಕುರಿತು ಚಿಂತೆಯೇ? ಆ ಯುವತಿ ನನ್ನನ್ನು ಪೊಲೀಸರು ವಿಚಾರಿಸಿದ 10 ದಿನಗಳಲ್ಲೇ ಮನೆಗೆ ಬಂದಿದ್ದಾಳೆ. ಅವಳ ಮದುವೆ ವಿಷಯದಲ್ಲಿ ಆಕೆ ಹೇಳಿದ ವರನನ್ನೇ ಮನೆಯವರು ಒಪ್ಪಿದ್ದಾರಂತೆ. ಅವಳು ಇಲ್ಲೇ ಗಂಡನ ಮನೆಯಲ್ಲಿದ್ದಾಳೆ. ಒಮ್ಮೆ ಮಾತ್ರ ನೋಡಿದರೂ ನಿನಗೆ ಅವಳ ನೆನಪು ಇನ್ನೂ ಹೋಗಿಲ್ಲವೇ?
1: ಒಳ್ಳೆಯದಾತು ಅವಳಲ್ಲಿ ಕೇಳದಿದ್ದುದು. ನಿನ್ನ ಮರ್ಯಾದೆ ಏನಾದರೂ ಹೋಗುವ ಚಾನ್ಸ್ ಇರ್ತಿತ್ತು. ಪಕ್ಕದಲ್ಲಿ ಹೆಂಡತಿ ಇರುವಾಗ ಅಂತ ಪತ್ತೆದಾರಿಕೆಲ್ಲ ಬೇಡ, ಸುಮ್ಮನೆ ಎಂಜಾಯ್ ಮಾಡಿಕೊಂಡು ಬನ್ನಿ ಎಂದು ಕಾಮತರು ಫೋನ್ ಕಟ್ ಮಾಡಿದರು. ರಾಮಕೃಷ್ಣ ರೂಮಿನತ್ತ ಹೆಜ್ಜೆ ಇರಿಸಿದ. ಇವತ್ತು ಬೆಳಿಗ್ಗೆ ರಾಮಕೃಷ್ಣನನ್ನು ನೋಡಿದ ತಕ್ಷಣ ರಿಸೆಪ್ಷನ್.

0: ಎನ್ಕೌಂಟರ್ನ ಯುವತಿಗೆ ರಾಮಕೃಷ್ಣ ಯಾರೆಂದು ನೆನಪಿಗೆ ಬಂದಿತ್ತು. ಯಾಕೆಂದರೆ ಮುಂಬಯ್ಯ ಪ್ರವಾಸಿ ತಂಡ ಬರುತ್ತಿದೆ ಎಂದು ಆಕೆಗೆ ಮೊದಲೇ ತಿಳಿದಿತ್ತು. ಹಾಗಾಗಿ ರಾಮಕೃಷ್ಣ ಹೆಂಡತಿಯ ಬಳಿ ಮಾತನಾಡುವಾಗ ಅವನ ಸ್ವರ ಕೇಳಿದ ಅವಳಿಗೆ ರಾಮಕೃಷ್ಣ ಕಾಮತರ ಆಫೀಸಿನವ ಎಂದು ತಿಳಿದಿದ್ದರೂ ತಾನು ಗೊತ್ತಿಲ್ಲ ಎಂಬಂತೆ ನಟಿಸಿದ್ದಳು. ಅನಂತರ ಕಾಮತರಿಗೆ ಫೋನ್ ಮಾಡಿ ತಾನಿಲ್ಲಿರುವುದನ್ನು ಅವರಿಗೆ ಯಾರಿಗೂ ತಿಳಿಸಬೇಡಿ, ಮತ್ತೆ ರಗಳೆಗೆ ಕಾರಣವಾಗುತ್ತದೆ ಎಂದು ಎಲ್ಲವನ್ನೂ ತಿಳಿಸಿದ್ದಳು. ಹಾಗಾಗಿ ಕಾಮತರು ರಾಮಕೃಷ್ಣ ಇಲ್ಲಿ ತಾನು ನೋಡಿದ್ದೇನೆ ಎಂದಾಗ ಆಕೆ ಮುಂಬೈಯಲ್ಲೇ ಇದ್ದಾಳೆ ಎಂದು ಸುಳ್ಳು ಹೇಳುವಂತಾಯ್ತು. ಉತ್ತರದ ಯುವಕನನ್ನು ಪ್ರೀತಿಸಿ ಗಲಾಟೆಯನ್ನು ಸೃಷ್ಟಿಸಿ ಅನಂತರ ಆಕೆ ಗಂಡನ ಜೊತೆ ಇದೀಗ ಉತ್ತರಾಖಂಡದಲ್ಲೇ ಇರುವುದು ಕಾಮತರಿಗೆ ಮಾತ್ರ ಆಕೆ ತಿಳಿಸಿದ್ದಳು. ಈಗ ಮೊಬೈಲ್ ನಂಬರ್ ಬದಲಿಸಿದ್ದರಿಂದ ಕಾಮತರಿಗೆ ಮತ್ತೆ ಪೊಲೀಸರ ತನಿಖೆ ಎದುರಿಸಬೇಕಾಗಿರಲಿಲ್ಲ. ಕಾಮತರು ತಮ್ಮ ಕತೆ ಕವಿತೆಗಳು ಪ್ರಿಂಟ್ ಆದ ಪತ್ರಿಕೆಗಳನ್ನು ಅವಳಿಗೆ ಅಂಚೆಯಲ್ಲಿ ಕಳುಹಿಸುತ್ತಿದ್ದರು. ಮರುದಿನ ಬೆಳಿಗ್ಗೆ ಬೇಗನೆ ನೈನಿತಾಲಿಗೆ ಹೋಗುವಾಗ ಬಸ್ಸಲ್ಲಿ ಜಯಶ್ರೀ ಕನ್ನಡ ವಾರಪತ್ರಿಕೆಯೊಂದನ್ನು ಓದುತ್ತಿದ್ದುದನ್ನು ಗಮನಿಸಿದ ರಾಮಕೃಷ್ಣ, ಏನು ಬರುವಾಗಲೇ ಇದನ್ನು ತಂದಿದ್ದೀಯಾ, ನನಗ್ಯಾಕೆ ಕೊಟ್ಟಿಲ್ಲ, ನಾನು ಒಂದಷ್ಟು ಓದುತ್ತಿದ್ದೆ ಫ್ರೀ ಟೈಮ್ ಅಲ್ಲಿ ಅಂದ. ಇಲ್ಲ ರೀ, ಇದು ಹೋಟೆಲ್ ಕೌಂಟರ್ ಪಕ್ಕದಲ್ಲಿತ್ತು, ಯಾರೂ ಇರಲಿಲ್ಲ, ಎತ್ತಿಕೊಂಡೆ ಅಂದ ಜಯಶ್ರೀ. ಮತ್ತೆ ಓದು ಮುಂದುವರಿಸಿದಳು. ರಾಮಕೃಷ್ಣ ಗೊಂದಲ ಹೆಚ್ಚಿಸಿಕೊಂಡ. ಇನ್ನು ಕಾರ್ಬೆಟಿಗೆ ವಾಪಸ್ಸು ಹೋಗುವಂತಿರಲಿಲ್ಲ, ಬಸ್ಸು ನೈನಿತಾಲ್ ಕಡೆ ಓಡುತ್ತಿತ್ತು. ಏನೂ ಅರ್ಥವಾಗದೆ ರಾಮಕೃಷ್ಣ ಮತ್ತೆ ಮತ್ತೆ ತಲೆ ಕೆರೆದುಕೊಳ್ಳುತ್ತಿದ್ದರೆ ಅತ್ತ ಬಸ್ಸು ವೇಗವಾಗಿ ಮುಂದಕ್ಕೆ ಓಡುತ್ತಿತ್ತು.
1: ಇದುವರೆಗೆ ಕಣ್ಣ ಮುಚ್ಚಾಲೆ ಶ್ರೀನಿವಾಸ ಜೋಕಟ್ಟೆ ಇವರಿಂದ ಸಣ್ಣ ಕಥೆ ಕೇಳಿದಿರಿ. ಈಗ ಕೇಳಿ ಕಾವ್ಯಧಾರೆ ಜ್ಯೋತಿ ಮಹಾದೇವ್ ಇವರಿಂದ ಸ್ವರಚಿತ ಕವನಗಳ ವಾಚನ.
2: ನಮಗೆ ಭಾರತೀಯರಿಗೆ ಹೊಸ ವರ್ಷ ಅನ್ನೋದು ಪದೇ ಪದೇ ಬರುತ್ತಾ ಇರುವ ಒಂದು ಕಲ್ಪನೆ. ಕ್ಯಾಲೆಂಡರ್ ಇಯರ್ ಅಂತ ಹೇಳಿಕೊಂಡು ವರ್ಷದ ಆದಿಯಲ್ಲಿ ಜನವರಿ 1ಕ್ಕೆ ಮಾಡ್ತೇವೆ, ಆಮೇಲೆ ಚಾಂದ್ರಮಾನ ಯುಗಾದಿ ಅಂತ ಮಾರ್ಚಲ್ಲಿ ಮಾಡ್ತೇವೆ, ಅದಾದಮೇಲೆ ಏಪ್ರಿಲ್ ವಿಶು ಅಂತ ಬರ್ತದೆ, ಆ ನಂತರ ಬಹಳಷ್ಟು ಜನಕ್ಕೆ ದೀಪಾವಳಿ ಸಮಯದಲ್ಲಿಯೂ ಮತ್ತೆ ಹೊಸ ವರ್ಷ ಅಂತಲೇ ಆಗೋದಿದೆ. ಅದೆಲ್ಲವನ್ನು ಕಟ್ಟಿಕೊಟ್ಟು ಮೊದಲನೇ ಕವನ ಬುಗರಿ, ಹೊಸ ವರ್ಷದ ಶುಭಾಶಯಗಳಿಗಾಗಿ ಬರೆದಂಥ ಒಂದು ಕವನ. ಮತ್ತೊಂದು ಸುತ್ತು ಸುತ್ತಿದೆ ಚಕ್ರ, ತನ್ನಡಿಯ ನೆಲವ ಕೊರೆದುಕೊಂಡು, ಯಾರನೂ ಲೆಕ್ಕಿಸದೆ ಯಾವುದನ್ನೂ ಗಣಿಸದೆ ಮುನ್ನಡೆಯ ನೊಂದನೇ ಗುಣಿಸಿಕೊಂಡು, ಮನುಜ ಲೆಕ್ಕದಲ್ಲಂತೂ ಏನೇನೋ ಘಟಿಸಿದವು ಹುಟ್ಟು ಸಾವುಗಳೊಂದು ಯಾದಿಯಲ್ಲಿ, ಸುತ್ತು ಚಕ್ರದ ಗತಿಗೆ ಹಾರ ಆಹಾರಗಳು ಮಟ್ಟವಿರದೀ ಬಟ್ಟೆ ಭವಗಾದಿಯಲ್ಲಿ, ನಿತ್ಯ ಉತ್ಸವ ಬದುಕು ಸತ್ಯ ಕಾಣುವ ಘನಕೆ ತೋರಣದ ಎರಡು ಚಣ ಉಸಿರ ಬಾಳು, ಬದಲಿಕೆಯ ಬಯಲಿನಲ್ಲಿ ಎರಡು ಸುತ್ತಿನ ಓಟ ಹೂರಣವದೇ ನಮಗೆ ಹಸಿರು ಕೂಳು, ಸಂದುದನ್ನು ಸಂದೈಸಿ ಮುಂದೊತ್ತಿ ಸಾಗೋಣ, ಬಂದೊದಗುವುದು ಬಂಧು ಹೊಸ ಹರುಷಯಾನ. ಇನ್ನೊಂದು ಕವನ ಚಂದ್ರಾಶಯ, ಚೌತಿ ಚಂದ್ರನ ಕಂಡು ಮುಖ ಮುಚ್ಚಿ ಓಡಿದಳು, ನನ್ನ ಹೃದಯವ ಕದ್ದ ಮಣಿಮಲ್ಲಿಗೆ, ಏನಂಥ ನಾಚಿಕೆಯೋ, ಏಕಿಂಥ ಅವಸರವೋ ಪುಟ್ಟ ಅಂಗಳದಂಚ ಈ ಹೂವಿಗೆ, ಹಸಿರು ಚಪ್ಪರದೊಳಗೆ ಬಳುಕುಬಳ್ಳಿಯ ನಡುವೆ ನಸುನಗೆಯ ಬೀರುತ್ತ ಇಣುಕುವವಳು, ಇಂದೇಕೋ ಮೊಗವೆತ್ತಿ ಚಂದಿರನ ಕಂಡವಳೇ ಗಹನ ಗಾಬರಿಯಲ್ಲಿ ಮರೆಯಾದಳು, ಆಗಸದ ಓರೆ ಮುಖ ನಖದಂತೆ ಕಂಡಿತ್ತೆ, ಬೆದರಿಸಿತೆ ಮುಗುದೆಯನು ಅರಿಯದಂತೆ, ಮಾಮರದ ಬಲವಿಲ್ಲ ತೆಳುಮೈಯ ಕೋಮಲೆಗೆ ಕೈಯ ಹಿಡಿಯಲು ಬಹುದೇ ಬೀಳದಂತೆ, ಓಲೈಸಲರಿಯನೇ ಒಲವ ಹೇಳಲು ತಿಳಿಯೇ ಚಂದಿರನೇ ಹರಿಸು ನೀ ಪೂರ್ಣಜೊನ್ನು, ನಿನ್ನ ಉಪಕಾರಕ್ಕೆ ನಾನೀವೇ ಹಾರೈಕೆ ಚೌತಿ ಕಲೆ ಕಳೆದಾಗು ನೀ ಶುಭ್ರನು, ಆ ಬದಿಯ ಅಂಗಳದ ಈ ಚೊಕ್ಕ ಸುಮದಿಂದ ನನ್ನ ದೇವರ ಪೀಠ ಘಮಘಮಿಸಲಿ, ಬಾಗುಬಾನಿನ ಹೊತ್ತು ಮನೆ ಮನಕ್ಕೆ ತಂಪಿತ್ತು ಸುಖದೊಳಗೆ ಮಲ್ಲಿಗೆಯು ನಗುತ್ತಲಿರಲಿ. ಇನ್ನೊಂದು ಕವನ ಕಡಲು, ಕಡಲಿನಂತೆ ನನ್ನೊಡಲು ತೋರದೇನೂ ಮೇಲಕ್ಕೆ, ತೀರದಲೆಯ ಆಟದಲ್ಲಿ ಬಿಡುವಬಹುದೇ ನೋಟಕ್ಕೆ, ಎದ್ದು ಬರುವ ತೆರೆಗಳಲ್ಲೂ ಕಳ್ಳ ತಗ್ಗು ಹಳ್ಳಗಳು

ಮಧುಮುಖಿ ನುಗ್ಗಲಲ್ಲಿ ಕಣ್ಣ ಸೇರುವ ಬರಿಮರಳು, ಉಸಿರಾಡುವ ಗಾಳಿಯಲ್ಲಿ ತೂಗಿ ತೂಗುವ ಉಪ್ಪು, ಆಳಗಲದ ವಿಸ್ತರದಲ್ಲಿ ಮಡಿಲು ತುಂಬದ ಸೊಪ್ಪು, ಜೀವಜಾಲದ ತೊಟ್ಟಿಲಿದು ಉದರ ಕಾಗದ ಬಟ್ಟಲು, ಕಟ್ಟುಗಂಟಲಾಚೆಗಿದೆ ಮುಟ್ಟಲಾಗದ ಮೆಟ್ಟಿಲು, ಹಗುರಾಗಿ ಕಾಣುವಂತೆ ಭಾರೀ ಹಡಗು ತೇಲಿದೆ, ಮನಸ್ಸು ಹಾಯಿದೋಣಿಯಂತೆ ಹೊಯ್ದಾಡುತ್ತ ಸೋತಿದೆ. ದೂರ ಚುಕ್ಕಿಯೇ ನೀರ ದಾರಿ ದೀಪ ಆಗದು, ತಡದ ನಿನ್ನ ಸೇರಲಾರೆ ಅಲೆಯೇ ಬಲೆಯ ಬೀಸದು. ಮುಂದಿನ ಕವನ ಕಾಡಿಗೆ ಕಣ್ಣು. ಅವಳೆದೆ ಪ್ರೀತಿಯ ಕಾಡಿಗೆ ಹಚ್ಚಿ ಕಂಡೆನು ಮೇಘಶ್ಯಾಮನ, ಆವಿನ ಕಿವಿಯಲ್ಲಿ ಪಿಸು ನುಡಿಯಾಡುತ್ತ ಬಂದನು ಮುರಳಿ ಮೋಹನ. ಯಮುನೆಯ ದಡದಲ್ಲಿ ಬರಿಗಾಲಲ್ಲಿ ನಡೆವರ ಹೆಜ್ಜೆಯ ಗುರುತನು, ಗೆಜ್ಜೆ ಸಾಲಿನಲ್ಲಿ ಕಂಪು ತುಂಬುತ್ತಲಿ ಸವರಿದ ನಂದನ ಕಂದನು, ತಿರುಗಣಿ ಕೆನ್ನೆಗೆ ಮುದ್ದಿಸಿ ನಿಂತೆ ಅವಳದೇ ನೆರಳು ಹೆಗಲಿನಲಿ, ಬಾಗಿಲಿನಾಚೆಗೆ ಕುದುರೆಯ ಖರಪುಟ, ಪರದೆಯ ಲಹರಿಯೇ ಮುರಳಿಯುಲಿ, ಕರೆದರು ಬಾರನು ಮಥುರೆಯ ಧೀರ, ಬೃಂದಾವನವೇ ಅನಾಥ. ಪ್ರೀತಿಯ ಕಾಡಿಗೆ ಹಚ್ಚಿದ ಕಣ್ಣಲ್ಲಿ ಹಾಡಿದೆ ನಲುಮೆಯ ಗೀತ. ಈ ಕವನದ ಶೀರ್ಷಿಕೆ ಮೌನ ಮರ. ಅವನು ಹೇಳಿದನೆಂದು ಎಲ್ಲ ಕಳಚುತ ನಿಂತೆ, ಆಚೆ ಬಯಲಿನ ಒಳಗೆ ಒಂಟಿಯಾಗಿ. ದಂಡು ಸೇರಿತು ಮಂದಿ, ಮಾತು ದಂಡಿಯೋ ದಂಡಿ, ದಾರಿ ತಡೆಯುವ ನೂರು ಕೈಗಳಾಗಿ, ಅಕ್ಕರದ ಬೇಲಿಯಲ್ಲಿ ಸಕ್ಕರೆಯ ನುಡಿಯಾಡಿ ಎಲ್ಲರಿಗೂ ಹಂಚುತ್ತ ಇರು ಎಂದಿತು. ಆಕಾಶ ನಮಗಲ್ಲ, ಇಲ್ಲಿ ಸೇವೆಯ ಮಾರ್ಗ, ಅದನ್ನುಳಿದು ಬೇರಿಲ್ಲ ಪರಿ ಎಂದಿತು. ಮೌನವಾಗಿದ್ದಷ್ಟು ಎಷ್ಟು ಗೌರವ ಪ್ರೀತಿ, ಮಾತಿಗಿಲ್ಲವೇ ಇಲ್ಲ ದನಿಯಾದರ. ಇಂದು ಆಡಿದೆನೆಂದು ಸಿಡಿಯಿತೊಂದೇ ಕಣ್ಣು, ಹೋಗೆಂದು ಗದರಿತು ನುಡಿ ಆತುರ. ಮೌನ ಗೌರಿಗೆ ಮಾತ್ರ ಹೂಕಂಪು ನೈವೇದ್ಯ, ಮಾತು ಮಾಣಿಕ್ಯವನ್ನು ಕೊಳ್ಳರಿವರು. ಅಡಿಗಡಿಗೆ ನೋಯುತ್ತ ಒಳಗೆ ಕಂತುವ ಮುಳ್ಳ ಎಷ್ಟು ದಿನ ತಡೆದೀತು ಪದವಾದರೂ. ಬಂದೀತು ಬಂದೀತು ಒಂದು ಗಡಿ ಕೊನೆಯಲ್ಲೂ, ಬಾಳದಾರಿಯಲ್ಲೊಂದು ಕೂಡು ಕವಲು, ಹೊಂದುವುದು ಬೇರಲ್ಲ ಎಲೆ ಕಾಂಡ ಹಸುರುಗಳು, ಹರಡಿ ಹಬ್ಬಿದರುಂಟು ತಂಪು ನೆರಳು. ಮುಂದಿನ ಕವನದ ಶೀರ್ಷಿಕೆ ಅವನ ಮರೆತು. ಸುಳಿಪಾತ್ರೆಯಲ್ಲಿಳಿಸಿ ಹದ ಮಧುವ ಸೋಸಿಡುವ ಜೇನು ಝೇಂಕಾರದಲ್ಲಿ ನಿನ್ನ ಧ್ಯಾನ, ಆವಿನೀವಿನ ಜೊಲ್ಲು ಹುಲ್ಲು ಗರಿಯಲ್ಲಿ ಹೊಳೆದು ಮುರಳಿಯನೆ ಮರೆಸಿದ್ದು ಚಣಕಂಪನ, ಬೆಳಗು ದೀವಿಗೆಯಲ್ಲಿ ಮೂಡಲದ ಕೋಡಿನಲ್ಲಿ ಮೆರೆದು ಕರೆಯುವ ಹೊತ್ತು ನಿನ್ನ ನೆನಪು, ದೇವಮಂಟಪದೊಳಗೆ ಉಸಿರಿಗಾಡುವ ಮಿನುಗು, ಮಾಧವನ ಮರೆ ಮಾಡಿ ಹೊದಿಸಿ ಕಂಪು, ಬಿಳಿ ಮಂಜು ಹಬ್ಬುತ್ತ ನೆಲಬಾನು ಸೋಸುತ್ತ ತಂಪು ಚಾದರವಿರಲು ನಿನ್ನ ಬಿಸುಪು, ಮಣ್ಣ ಮಡಕೆಯ ನೀರು ಬೆಟ್ಟನೆಲ್ಲಿಯ ಸೇರಿ ಮೋಹನನ ಮರೆಗಿಳಿಸಿ ಉಸಿರಿಗಿಂಪು, ಸುತ್ತಮುತ್ತಿದ ರಂಗು ಬಾನಿಗೇರಿದ ಮೇಲೆ ರಂಗ ನೀ ಬರಲಿಲ್ಲ ಎನ್ನುವುದೇನು, ಮೆತ್ತಿಕೊಂಡಿದೆ ನಿನ್ನ ಮುದ್ದು ಮಾಡುವ ಚಪಲ, ತಬ್ಬಿ ನಿಲುವೆನು ಕರುವ ಕೊರಳ ನಾನು. ಇನ್ನೊಂದು ಕವನ ಶಿವಕಾವ್ಯ ಕೈಂಕರ್ಯ. ನಿನ್ನ ಕಾವ್ಯದ ಹಣತೆ ಹಿಡಿದು ನಡೆ ತರುವಾಗ ಮಿನುಗುವುದು ಪದಮಣಿಯ ಸಾಲು ಸಾಲು, ಘನದೊಳಗೆ ನಲಿಯುವುದು ವಾಗರ್ಥಗಳ ಲಾಸ್ಯ, ನಿನದಿಸುವ ನುಡಿಮಿಂಚು ನನ್ನ ಪಾಲು. ಪೂಜೆಯೆಂದರೂ ಸರಿಯೇ ಭಾವಾಭಿಷೇಕವಿದೆ, ಪದಗಳರ್ಚನೆಯಲ್ಲಿ ನಾಮಾವಳಿ, ಪಾಡುವ ಅನಿವಾರ್ಯಕ್ಕೆ ಲಯದ ನಿಯಮಿತ ನಾದ, ಪದ್ಯ ಪರಿಮಳಗಳದೆ ಪ್ರಭಾವಳಿ, ಅರಿವಿನರಿವನ್ನು ಮೀರಿ ಒಮ್ಮೊಮ್ಮೆ ತೋರುವುದು ಗುರು ನೀನು ಕೈ ಹಿಡಿದು ಬೆಳಕಿತ್ತುದು, ಗರುವ ಪದ ಮುಡಿಗೇರಿ ನಡೆ ನೆಲವ ಕಾಣದಿರೆ ಕರುಣ ರಸವನ್ನು ಕಲಕಿ ಎಚ್ಚರಿಪುದು, ನನದೆನ್ನುವುದೇನೆಲ್ಲ ಅಲ್ಪಮತಿಯದು ಅರಳಿ ನಿನ್ನ ಪದತಲದಲ್ಲಿ ಹರಡಿಕೊಳ್ಳಲಿ, ನನಗಿರುವ ಕ್ಷಣಗಳಲ್ಲಿ ತುಂಬಿಕೊಳ್ಳಲಿ ಬೆಳಕು,
ನಿನ್ನ ಕಾವ್ಯದ ಹಣತೆ

0: ಉರಿಯುತ್ತಿರಲಿ. ಮುಂದಿನ ಕವನ ಲಹರಿ ಕವಿ ನಮನ. ಲಹರಿಯ ವನದಲ್ಲಿ ಅರಳಿವೆ ಸೊಗದಲ್ಲಿ ಹೊಸ ಹೂ ಕಂಪಿನ ಕವನ. ಎಲ್ಲರ ಮನದಲ್ಲಿ ನಗು ಅಲೆ ಹರಿಯಲಿ ಎನ್ನುವ ಕವಿಗಿದೋ ನಮನ. ಹರಡುವ ಘಮಲಿನ ಜೊಂಪಿನ ಅಮಲಿನ ಆಪ್ತತೆ ಅಪ್ಪಿತು ಎದೆಯ ಅಕ್ಷರದೌತಣ ಉಂಡಿತು ಹೃನ್ಮನ ಅಚ್ಚರಿಗೊಪ್ಪಿತು ಹೃದಯ. ಯಾರೋ ಎನ್ನದೆ ಎಂತೋ ಎನ್ನದೆ ಎಲ್ಲರ ತಬ್ಬಿದ ಪ್ರೀತಿ ಕಂಗಳ ದ್ವಾರದೆ ಮಂಗಳವಾಗಿದೆ ಇದೆಕೋ ಸರಸ್ವತಿ ರೀತಿ. ಈ ಕವನ ಹರಿ ಹರಿ ಲಹರಿ. ಒಂದು ಸೆಲೆ ಪಸೆ ಒಸರು ಹನಿ ಹನಿಗೂಡಿದ ಬಂಡೆ ಬೆವರು ಸೇರಿಕೊಂಡು ಒಂದರೊಡನೊಂದು ಹರಿವ ಝರಿ ನೆಲಕ್ಕಿಳಿಸಿ ಎರಡು ಹನಿ ಉಣಿಸಿದ ಕೈಗೆ ಮರು ಕೈತುತ್ತು ಎರವಲು ಬಾಳಿನ ಅಸಲು ವಸೂಲು ಎರಡಕ್ಷರದ ಆಸರೆ ನೂಲು ಹನಿದಾಗ ಹೀರುವ ನೆಲ ಫಲಕ ತುಂಬುವ ಫಸಲಿನ ಬಲ ಆಡಾಡುವ ಹಸಿರು ಹೊಲ ಹಸಿದ ಮನಸ್ಸಿಗೆ ಕೂಳಿಯುವ ಬೆಂಬಲ ಅರಣ್ಯದಲ್ಲರಿಗೆ ನವಿರೇಳುವ ಸೂಕ್ಷ್ಮ ತೆಳು ಪರದೆಯಾಚೆಗಿನ ಪರಿಚಿತ ಸಖ ಕುಳಿತೋದಿ ತಣಿಯುವ ಸುಖ. ಹರಿ ಹರಿ ಲಹರಿ. ಇನ್ನೊಂದು ಕವನ ರಾಣಿ ಜೇನು. ಆ ಅದು ಏನು? ಈಗಷ್ಟೇ ಕೋಶ ಒಡೆದ ಹೊಸ ರಾಣಿ ಜೇನು. ಗೂಡಿನ ತುಂಬ ಗಿಜಿಗಿಜಿ ಗೂಡಿನ ತುಂಬ ಗಿಜಿಗಿಜಿ ಗುಡುವ ಗಡಿಬಿಡಿ ತೊಡುವ ಗುಂಡು ಗಂಡುಗಳ ದಂಡು ಕೂಡುವುದಕ್ಕೆ ಮುಂದು ಕೂಡುವುದಕ್ಕೆ ಮುಂದುವರಿಸಿದರೆ ಸರಿಸಿ ಹಾರಿ ಮೇಲೇರಿ ಏರಿ ಏರಿ ಎತ್ತರೆತ್ತರಕ್ಕೂ ಉತ್ತರವಾಗಿ ಸಾರಿ ಸಾಧಿಸಿ ಹದ ಸಾಧನವಾಗಿಸಿ ಮದ ಅಡಗಿಸಿ ಉಡುಗಿಸಿ ಪಳಗಿಸಿ ಮುದುರಿಸಿ ಎಲ್ಲ ಮುಟ್ಟಲಾಗದ ಮಟ್ಟದಲ್ಲಿ ಸೇರುವ ಕೋಟಿಗೊಬ್ಬ ವಿಲೀನ ಅವಿಶ್ರಾಂತ ಜೀವಸ್ರೋತ. ಮಿಕ್ಕವೆಲ್ಲ ಕಳೆದುರುಳಿ ರೆಕ್ಕೆ ಬಸವಳಿದುದಕ್ಕೆ ಭುವಿಯ ತುಂಬ ಅಲ್ಲಲ್ಲಿ ಅತೃಪ್ತ ಗುಂಡುಗಂಡು ಚುಕ್ಕೆ. ಮೈದುಂಬಿದ ರಾಣಿಜೇನು ಮರಳಿಗೂಡಿಗೆ ಹೊಸ ಮಧು ಸಂಸಾರಕ್ಕೆ.
1: ಇದುವರೆಗೆ ಕಾವ್ಯಧಾರೆ ಜ್ಯೋತಿ ಮಹಾದೇವ್ ಇವರಿಂದ ಸ್ವರಚಿತ ಕವನಗಳ ವಾಚನ ಕೇಳಿದಿರಿ. ಇದು ಈ ವಾರದ ಕನ್ನಡ ಭಾರತಿ. ಪ್ರಸ್ತುತಿ ಸೂರ್ಯನಾರಾಯಣ ಭಟ್ ಪಿಎಸ್. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
1: ಜ್ಞಾನಪೀಠ ಪ್ರಶಸ್ತಿ.
0: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರ ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ ಬಾಳ್ಗೆ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಆದಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.
2: ಈ

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

0: ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ಸಮಯ 10:40. ಇನ್ನೀಗ ಚರ್ಮ ರೋಗಕ್ಕೆ ಹೋಮಿಯೋಪತಿ ಚಿಕಿತ್ಸೆ ಕುರಿತು ಡಾಕ್ಟರ್ ಎಚ್ ಎಸ್ ಪ್ರಸನ್ನ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಿಸಿದ್ದಾರೆ ಜಾಂಪಣ್ಣ ಆಶಿಹಾಳ್.
1: ಕೇಳುಗರಿಗೆಲ್ಲ ನಮಸ್ಕಾರ. ನಾವು ಒಂದು ಚಿಕಿತ್ಸೆ ಅಂತ ಪಡಿಬೇಕಂತಂದಾಗ ಸಹಜವಾಗಿ ಆಲೋಪತಿ, ಹೋಮಿಯೋಪತಿ, ಆಯುರ್ವೇದ, ಸಿದ್ಧ, ಯುನಾನಿ ಎಲ್ಲ ಪ್ರಕಾರಗಳಲ್ಲಿ ನಮ್ಮ ಕಾಯಿಲೆ ವಾಸಿಯಾಗತ್ತಾ ಅಂತ ನೋಡಬೇಕಾಗತ್ತೆ ಕೆಲವು ಕಾಯಿಲೆಗಳಿಗೆ. ಆದರೆ ಕೆಲವರು ನೇರವಾಗಿ ಹೋಮಿಯೋಪತಿ ವೈದ್ಯ ಪದ್ಧತಿ ತುಂಬ ಒಳ್ಳೆಯದು, ಇದರಲ್ಲಿ ಕೆಲವು ಕಾಯಿಲೆಗಳು ಭಾಳ ಬೇಗ ಗುಣ ಆಗತ್ತೆ ಅಂಥೇಳಿ ಅಂತೀವಿ. ಹಾಗಾಗಿ ಇವತ್ತು ಈ ಚರ್ಮ ರೋಗಕ್ಕೆ, ಚರ್ಮದ ಕಾಯಿಲೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಎಷ್ಟು ಪರಿಣಾಮಕಾರಿ ಆಗತ್ತೆ ಅನ್ನೋ ವಿಷಯವನ್ನು ಮಾಹಿತಿ ಪಡಿತಾ ಇದ್ದೀವಿ. ಮಾಹಿತಿ ಮಾಡಿಕೊಡಲು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪ್ರಸನ್ನ ಎಚ್ ಎಸ್ ಅವರು. ಇವರು ಆಯುಷ್ ಇಲಾಖೆ ಉಪನಿರ್ದೇಶಕರು ಮತ್ತು ಮುಖ್ಯ ವೈದ್ಯಾಧಿಕಾರಿ ಹೋಮಿಯೋಪತಿ. ಸರ್ ನಮಸ್ಕಾರ.
2: ನಮಸ್ಕಾರ.
1: ಈಗ ಬೇರೆ ಬೇರೆ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನು ತಾವು ಕೊಡ್ತೀರಾ, ವಿಶೇಷವಾಗಿ ಚರ್ಮ ಈ ರೋಗಕ್ಕೆ ಬಹಳಷ್ಟು ಪರಿಣಾಮಕಾರಿಯಾದಂತಹ ಹೋಮಿಯೋಪತಿ ಚಿಕಿತ್ಸೆ ಅಂತ ಒಂದು ನಾವು ನಮ್ಮಲ್ಲಿ ಭಾವನೆ, ಕೇಳುಗರಲ್ಲಿ ಕೂಡ ಆ ಭಾವನೆ ಇರಬಹುದು. ಚರ್ಮ ರೋಗ ಸಾಮಾನ್ಯವಾಗಿ ಕಂಡುಬರೋದು ಯಾವ್ಯಾವ ಕಾರಣಕ್ಕಾಗಿ?
2: ಚರ್ಮ ರೋಗಕ್ಕೆ ಮುಖ್ಯವಾಗಿ ಕಾರಣ ಶುಚಿತ್ವದ ಕೊರತೆ.

0: ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಂತೂ ಶುಚಿತ್ವದ ಕೊರತೆ ಎದ್ದು ಕಾಣೋದ್ರಿಂದ ಎಲ್ಲದಕ್ಕೂ ಚರ್ಮದ ಎಲ್ಲ ಕಾಯಿಲೆಗಳ ಮೂಲ ಕಾರಣ ಅಶುಚಿತ್ವ, ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ. ಅಲ್ಲಿ ಏನಾಗುತ್ತೆ, ಮೊದಲನೆಯದಾಗಿ ತಿಳುವಳಿಕೆ ಕೊರತೆ. ಕೆಲವರು ಪ್ರತಿನಿತ್ಯ ಸ್ನಾನ ಮಾಡೋದಿಲ್ಲ, ಸ್ನಾನಕ್ಕೆ ಕಾರಣ ನೀರಿನ ಕೊರತೆ ಇರ್ಬೋದು ಅಲ್ಲಿ ಗ್ರಾಮೀಣ ಭಾಗದಲ್ಲಿ, ಅಥವಾ ಅರಿವಿನ ಕೊರತೆ ಇರ್ಬೋದು, ಅಥವಾ ಸೋಮಾರ್ತನೂ ಇರ್ಬೋದು, ಏ ಸ್ನಾನ ನಾಳೆ ಮಾಡಿದ್ರಾಯ್ತಪ್ಪ. ಹೀಗಾಗಿ ಗ್ರಾಮೀಣ ಭಾಗದ ಪ್ರದೇಶದಲ್ಲಿ ಚರ್ಮದ ಕಾಯಿಲೆಗಳು ಜಾಸ್ತಿ. ಅದೇ ರೀತಿ ನೀವು ನಗರ ಪ್ರದೇಶಗಳು ಜಾಸ್ತಿ ಆಗ್ತದೆ ಇತ್ತೀಚೆಗೆ, ಕಾರಣ ಜಾಸ್ತಿ ಕೇರು, ಓವರ್ ಕೇರು. ಗ್ರಾಮೀಣ ಪ್ರದೇಶದಲ್ಲಿ ಜ್ಞಾನದ ಕೊರತೆ ಇರ್ಬೋದು, ಇಲ್ಲಿ ಜ್ಞಾನದ ದಾಹ ಜಾಸ್ತಿ ಆಗಿರ್ಬೋದು, ಜಾಸ್ತಿಯಾಗಿ ಸೌಂದರ್ಯ ವರ್ಧಕಗಳನ್ನು ಜಾಸ್ತಿ ಉಪಯೋಗಿಸಬಹುದು. ಹಾಗಾಗಿ ನಗರ ಪ್ರದೇಶದಲ್ಲೂ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ.
1: ಮತ್ತೆ ನಿರಂತರ ಓಡಾಟ, ಟ್ರಾಫಿಕ್, ಪೊಲ್ಯೂಷನ್ ಎಲ್ಲವೂ ಕೂಡ ಫಸ್ಟ್ ಗೆ ಬಂದು ನೆಚ್ಚಿಕೊಳ್ಳೋದು ಚರ್ಮಕ್ಕೆ.
0: ಹೌದು
1: ಅಲ್ವಾ,
0: ಯಾಕೆಂದ್ರೆ ಚರ್ಮ ನಮ್ಮ ದೇಹದಲ್ಲಿ ಅತ್ಯಂತ ದೊಡ್ಡ ಅಂಗ.
1: ಹೌದೌದು,
0: ಇದು ನಮ್ಮ ದೇಹದವನ್ನ ದೇಹದಲ್ಲಿರ್ತಕ್ಕಂತ ಮಾಂಸಖಂಡ ಇರ್ಬೋದು, ಅಂಗಾಂಗಗಳಿರ್ಬೋದು, ಎಲ್ಲದನ್ನು ಸಹ ರಕ್ಷಣೆ ಮಾಡುತ್ತೆ ಚರ್ಮ
1: ರಕ್ಷಣೆ. ಹೌದೌದೌದು. ಆದ್ರೆ ಈಗ ಇತ್ತೀಚೆಗೆ ತಾವು ಹೇಳ್ತಾ ಇರಬೇಕಾದ್ರೆ ಗ್ರಾಮೀಣ ಭಾಗದಲ್ಲಿ ಜಾಸ್ತಿ, ನಗರದಲ್ಲಿ ಕಡಿಮೆ ಅಂತ ಹೇಳಿ ಅನ್ಕೊಂಡಿದ್ವಿ ನಾವು, ಬಟ್ ನಗರದಲ್ಲೂ ಕೂಡ ಹೆಚ್ಚಾಗ್ತಾ ಇದೆ. ಅದರ ಅರ್ಥ ಏನು, ಚರ್ಮ ರೋಗದ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ ಅಂತಾನ?
0: ಅರಿವಿನ ಕೊರತೆ, ಪೌಷ್ಟಿಕಾಂಶದ ಕೊರತೆ ಹಾಗೂ ಪೊಲ್ಯೂಷನ್ನು, ಇದೆಲ್ಲ ಕಾರಣದಿಂದ ಜಾಸ್ತಿ ಆಗ್ತಾ ಇದೆ.
1: ಅಂದರೆ ಈಗ ಜಾಗತಿಕವಾಗಿ ಇದರ ಸಮಸ್ಯೆ ಏನು, ಹಾಗಾದರೆ ಈಗ ಗ್ರಾಮೀಣ ನಗರ ಆಯಿತು, ನಮ್ಮ ದೇಶ ಮಟ್ಟದಲ್ಲಿ ಎಷ್ಟೇ ನಾವು ಶುಚಿತ್ವವನ್ನು ಕಾಪಾಡಿಕೊಂಡ್ರೂ ಕೂಡ ಚರ್ಮ ರೋಗದ ಕಾಯಿಲೆ ಕಾಡ್ತಾ ಇದೆ ಅಂತ ಅಂದ್ಕೊಂಡ್ಬಿಡ್ತೀವಿ. ಜಾಗತಿಕ ಮಟ್ಟದಲ್ಲಿ ಹೇಗಿದೆ ಇದರ ಪರಿಸ್ಥಿತಿ?
0: ಜಾಗತಿಕ ಮಟ್ಟದಲ್ಲಿ ನೋಡಿ, ವಿಶ್ವ ಆರೋಗ್ಯ ಸಂಸ್ಥೆ 2025 ಇದೊಂದು ಜಾಗತಿಕ ಸಮಸ್ಯೆ ಅಂತ ಘೋಷಿಸ್ಬಿಟ್ಟಿದೆ ಚರ್ಮದ ಕಾಯಿಲೆಗಳನ್ನು.
1: ಹೌದು, ಹಂಗಾರೆ ಇದು ಜಾಗತಿಕ ಸಮಸ್ಯೆ.
0: ಜಾಗತಿಕ ಸಮಸ್ಯೆ. ಈಗ ಹಿಂದೆ ನೋಡಿ, ಚರ್ಮ ಡಾಕ್ಟರ್ಗಳೇ ಇರ್ತಿತ್ತಿಲ್ಲ, ಸ್ಪೆಷಲಿಸ್ಟ್ಗಳೇ ಇರ್ತಿತ್ತಿಲ್ಲ. ಇತ್ತೀಚೆಗೆ ನೀವೆಲ್ಲರೂ ಚರ್ಮ ತಜ್ಞರು ಜಾಸ್ತಿ ಕಾಣ್ತಾ ಇದ್ದಾರೆ, ಕಾರಣ ಚರ್ಮದ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ.
1: ಅಂದ್ರೆ ಈಗ ಚರ್ಮ ರೋಗಕ್ಕೆ ಏನೇನು ಕಾರಣಗಳು ಅಂತ ನೋಡ್ತಾ ಹೋದ್ರೆ ನಾವು ಚರ್ಮ ರೋಗ ಕಾರಣಗಳ ಬಗ್ಗೆ ಚರ್ಚೆ ಮಾಡಬೇಕಾಗತ್ತೆ ಇವತ್ತು.
0: ಹೌದು,
1: ಇಂಥ ಈ ಹೆಚ್ಚಾಗ್ತಾ ಇರುವಂತಹ ಕಾಯಿಲೆಗೆ ಹೋಮಿಯೋಪತಿ ಚಿಕಿತ್ಸೆ ಬಗ್ಗೆ ನಾವು ಮಾತಾಡ್ಬೇಕೀಗ. ಬೇರೆ ಬೇರೆ ಎಲ್ಲ ಕಾರಣಗಳಿಂದ ಕಾಯಿಲೆ ಬರುತ್ತೆ. ಹೌದು
0: ಹೌದು,
1: ಬಟ್ ನಮಗೆ ಹೋಮಿಯೋಪತಿ ಚಿಕಿತ್ಸೆ ತುಂಬಾ ಪರಿಣಾಮಕಾರಿಯಾದಂತಹ ಚಿಕಿತ್ಸೆ, ಈ ವಿಶೇಷವಾಗಿ ಚರ್ಮ ರೋಗಕ್ಕೆ ಅಂದಾಗ ಹೇಗೆ ತಾವು ಈ ಚಿಕಿತ್ಸೆಯನ್ನು ಕೊಡ್ತೀರಿ, ಏನೇನು ಅದಕ್ಕೆ ಕ್ರಮಗಳು?
0: ಈಗ ಚರ್ಮ ರೋಗ ಅಂತಾನೆ ಅಲ್ಲ, ಹೋಮಿಯೋಪತಿ ಎಲ್ಲದಕ್ಕೂ ಚಿಕಿತ್ಸೆ ಇದೆ. ಚರ್ಮ ರೋಗದಲ್ಲಿ ಯಾಕೆ ಅತ್ಯಂತ ಪರಿಣಾಮಕಾರಿಯಾಗುತ್ತೆ ಅಂತಂದ್ರೆ, ನಿಮಗೆ ಬೇರೆ ವೈದ್ಯ ಪದ್ಧತಿಗಳಲ್ಲಿ ಕೆಲವು ಸಲ ಅದಕ್ಕೆ ಸರಿಯಾದ ಚಿಕಿತ್ಸೆ ಸಿಗೋದಿಲ್ಲ. ಮತ್ತೆ ಇಲ್ಲ, ಹಾಗಾಗಿ ಹೋಮಿಯೋಪತಿನಲ್ಲಿ ಇಂಪಾರ್ಟೆನ್ಸ್ ಸಿಗುತ್ತೆ. ಎರಡನೇ ಕಾರಣ ಏನಾಗುತ್ತೆ ಅಂತಂದ್ರೆ, ಹೋಮಿಯೋಪತಿನಲ್ಲಿ ನಾವು ಹೊಲಿಸ್ಟಿಕ್ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ, ಇಂಡಿವಿಜುವಲೈಸೇಷನ್. ಬರೀ ಚರ್ಮದ ಯಾವುದೋ ಒಂದು ಗುಳ್ಳೆ ಅಂತನೋ ಅಥವಾ ಏನೋ ಒಂದು ಕೀವು ತುಂಬಿದೆ ಅಂತಾನೆ ಬಂದಿರ್ತಾರೆ, ಅದಷ್ಟನ್ನೇ ನೋಡೋದಿಲ್ಲ ನಾವು. ರೋಗಿಯನ್ನು ಸಮಗ್ರವಾಗಿ ಪರಿಶೀಲಿಸಿ ಅದು ಯಾಕೆ ಬಂತು, ಯಾವ ಕಾರಣದಿಂದ ಬಂದಿರ್ಬೋದು, ಈಗ ಕೂಲಂಕುಷವಾಗಿ ಪರಿಶೀಲಿಸಿ ಚಿಕಿತ್ಸೆ ಕೊಡೋದ್ರಿಂದ ವಿಶೇಷವಾಗಿ ದೀರ್ಘವಾಗಿ ಅತ್ಯಂತ ವೇಗವಾಗಿ ಪರಿಣಾಮ ಬೀರುತ್ತೆ,
1: ಪರಿಣಾಮಕಾರಿಯಾದಂತಹ ಚಿಕಿತ್ಸೆ ಅನ್ಬಹುದು. ಅಂದ್ರೆ ಈಗ ಚರ್ಮದ ಬೇರೆ ಬೇರೆ ಕಾಯಿಲೆಗಳು ಬೇರೆ ಬೇರೆ ಪ್ರಕಾರಗಳನ್ನು ನೋಡ್ತೀರಿ ನೀವು?
0: ಹೌದು.
1: ಅದರಲ್ಲಿ ಎಲ್ಲವನ್ನು ಅಧ್ಯಯನ ಮಾಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀರಿ?
0: ಹೌದು.
1: ಏನೇನು ಈ ಚರ್ಮದ ಕಾಯಿಲೆ ಪ್ರಕಾರಗಳು ಯಾವ್ಯಾವ ಇರ್ತವೆ ಸರ್?
0: ಸಾಮಾನ್ಯವಾಗಿ ನಿಮಗೆ ಸ್ಕೇಬಿಸ್ ಅಂತೀವಿ, ಅಂದ್ರೆ ಕಜ್ಜಿ, ಅಥವಾ ಎಕ್ಸಿಮಾ ಅಂತೀವಿ, ಇಸಬು, ಅಥವಾ ಸೋರಿಯಾಸಿಸ್ ಆಗ್ಬೋದು, ಅಥವಾ ಹುಣ್ಣುಗಳಾಗ್ಬೋದು, ಈ ತರ ಎಲ್ಲ, ಮತ್ತೆ ಮೊಡವೆಗಳಿರ್ಬೋದು, ಇದೆಲ್ಲ ಚರ್ಮದ ಕಾಯಿಲೆಗಳೇನೆ. ಆದ್ರೆ ನಾವು ರೋಗಿ ಬಂದಾಗ ಇದೊಂದನ್ನೇ ನೋಡಲ್ಲ, ಇದಕ್ಕೆ ಕಾರಣ ಏನಿರ್ಬೋದು, ಅವ್ರಿಗೆ ಮಾನಸಿಕವಾಗಿ ತೊಂದರೆ ಆಗಿರ್ಬೋದು, ಮಾನಸಿಕವಾಗಿ ತೊಂದರೆಯಿಂದ ಇದು ಬಂದಿರ್ಬೋದು, ಅಥವಾ ಫುಡ್ ಹ್ಯಾಬಿಟ್ಸ್ ಇಂದ ಬಂದಿರ್ಬೋದು, ಅಥವಾ ಅನುವಂಶಿಕವಾಗಿ ಸಹ ಬಂದಿರ್ಬೋದು. ಇದನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡೋದ್ರಿಂದ ನಾವು ಚರ್ಮದ ಕಾಯಿಲೆಗೆ ಅತ್ಯಂತ ಪರಿಣಾಮಕಾರಿ ಚಿಕಿತ್ಸೆ ಹೋಮಿಯೋಪತಿಯಲ್ಲಿ ಕೊಡ್ತೀವಿ.
1: ಸರ್, ತಾವು ಮಾನಸಿಕ ಕಾಯಿಲೆಯಿಂದ ಕೂಡ ನಾವು ಈ ರೀತಿಯಾದ ಕಾಯಿಲೆ ಬರುತ್ತೆ ಅಂತಂದ್ರೆ ಸ್ವಲ್ಪ
0: ಒತ್ತಡ
1: ಆಶ್ಚರ್ಯ ಅನಿಸ್ತು.
0: ಹೌದು ಹೌದು, ಅದರಿಂದ
1: ಒತ್ತಡ, ಮಾನಸಿಕ ಕಾಯಿಲೆ, ಮಾನಸಿಕ ಸ್ಥಿತಿಗತಿಗಳು ಹೇಗೆ ಇದಕ್ಕೆ ಸಂಬಂಧಪಡ್ತವೆ, ಕಾಯಿಲೆಗೆ ಹೇಗೆ ಬರುತ್ತದೆ, ಏನ್ ಕಾರಣ, ಹೆಂಗೆ?
0: ಸಾಮಾನ್ಯವಾಗಿ ಏನಾಗುತ್ತೆ, ನಮಗೆ ಎರಡು ತರ ಕಾಯಿಲೆ, ಒಂದು ದೈಹಿಕ, ಒಂದು ಮಾನಸಿಕ. ನಮ್ಮ ಮನುಷ್ಯನ ಮೂಲ ಯಾವುದೇ ಕಾಯಿಲೆ ತಗೊಳ್ಳಿ, ಚರ್ಮ ಅಂತಲ್ಲ, ಎಲ್ಲದಕ್ಕೂ ಮೂಲ ಮಾನಸಿಕ, ಯಾವುದೇ ಇರ್ಬೋದು. ಮಾನಸಿಕ ಮನುಷ್ಯ ಫಸ್ಟ್ ಒತ್ತಡ ಶುರುವಾಗುತ್ತೆ, ನಿದ್ರಾಹೀನತೆ, ಒತ್ತಡ. ಅವನ ಬಾಡಿನಲ್ಲಿ ಯಾವುದು ಅಂಗ ವೀಕ್ ಆಗಿರುತ್ತೋ ಅದ್ರ ಮೇಲೆ ತಕ್ಷಣ ಪರಿಣಾಮ ಬೀರುತ್ತೆ. ಚರ್ಮ ವೀಕ್ ಆಗಿ ಚರ್ಮದ ಮೇಲೆ ಪರಿಣಾಮ ಇರ್ಬೋದು, ಲಿವರ್ ವೀಕ್ ಆಗಿದ್ರೆ ಲಿವರ್ ಮೇಲೆ ಪರಿಣಾಮ ಇರೋದು, ಅದರಿಂದ ಲಕ್ಷಣ ಕಾಣಿಸಿಕೊಳ್ಳುತ್ತೆ. ಹೀಗಾಗಿ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ ನಾವು ಕರಿತೀವಿ.
1: ಹೌದು,
0: ಮೂಲ
1: ಮನಸ್ಸು,
0: ಮನಸ್ಸು ಆಮೇಲೆ ದೈಹಿಕ.
1: ದೈಹಿಕ.
0: ಸೊ ಅದಕ್ಕೆ ನಾವು ಹೋಮಿಯೋಪತಿಯಲ್ಲಿ ನಾವು ಮಾನಸಿಕವಾಗಿ ಜಾಸ್ತಿ ನಾವು
1: ಪ್ರಶ್ನೆಗಳನ್ನು ಕೇಳ್ತಿರಲ್ಲ, ಅಧ್ಯಯನ ಮಾಡ್ಬೇಕಂದ್ರೆ ಸಾಕಷ್ಟು ಪೂರ್ತಿ ಅಧ್ಯಯನ ಮಾಡ್ಬಿಡ್ತೀರಿ.
0: ಹೌದು, ಮಾನಸಿಕವಾಗಿ ನಾವು ಜಾಸ್ತಿ
1: ಅವನ ಇತಿಹಾಸ ಮತ್ತು ಅವ್ರ ಮನೆಯವರ ಇತಿಹಾಸ,
0: ಮನೆಯವರ ಇತಿಹಾಸ, ಅವನ ಸ್ವಭಾವ ಮತ್ತೆ ಹೆರಿಡಿಟ್ರಿ, ಅವ್ರ ಫ್ಯಾಮಿಲಿಯಲ್ಲಿ ಯಾರಿಗೆ ಏನೇನಾಗಿತ್ತು, ಇದನ್ನೆಲ್ಲ ಸ್ಟಡಿ ಮಾಡೋದ್ರಿಂದ ಮೂಲ ಕಾರಣ ಪತ್ತೆ ಹಚ್ಚುತ್ತೇವೆ. ಇದರಲ್ಲಿ
1: ಈ ಒಂದು ಈ ರೀತಿಯಾದಂತಹ ಕಾಯಿಲೆಗೆ ಚಿಕಿತ್ಸೆ ಕೊಡೋಕ್ಕಿಂತ ಮುಂಚೆ ತಾವು ಈಗ ಅವಾಗ ಹೇಳಿದ್ರಲ್ಲ, ಏನೇನು

0: ಚಿಹ್ನೆಗಳನ್ನ ನೀವು ನೋಡ್ತೀರಂತ
1: ಸಾಮಾನ್ಯ ಮೂಲವಾಗಿ ಕೆರೆತ ಅಥವಾ ಕಡತ ಅಥವಾ ಇಚ್ಚಿಂಗ್ ಅಂತೀವಿ ಸಾಮಾನ್ಯವಾಗಿ ಯಾವುದೇ ಚರ್ಮದ ಕಾಯಿಲೆ ಕಡತ ಬರುತ್ತೆ ಅಥವಾ ನವೆ ಅಂತ ಹೇಳ್ತಾರೆ ಅಥವಾ ಸಣ್ಣ ಸಣ್ಣ ಗುಳ್ಳೆಗಳಾಗ್ಬೋದು ಅಥವಾ ಪಸ್ಟ್ಯೂಲ್ಸ್ ಅಂತೀವಿ ಕಿವಿ ತುಂಬಿದ ಗುಳ್ಳೆಗಳಾಗ್ಬೋದು ಅದು ಹಾಗೆ ಬಿಟ್ಟು ದೊಡ್ಡದಾಗುತ್ತೆ ಅದು ನಾಡ್ಯೂಲ್ಸ್ ಅಂತೀವಿ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ಚರ್ಮರೋಗದ ಲಕ್ಷಣಗಳು ಇನ್ನು ಕಾಯಿಲೆಯಿಂದ ಕಾಯಿಲೆಗೆ ಚಿಹ್ನೆಗಳು ವ್ಯತ್ಯಾಸ ಆಗುತ್ತೆ
0: ಹಾಗೆ ಬೇರೆ ಬೇರೆ ಕಾಯಿಲೆಗಳಿಗೆ ಬೇರೆ ಬೇರೆ ರೀತಿಯಾದ ಈಗ ಮತ್ತೆ
1: ಹುಣ್ಣಾಗುತ್ತೆ ಹುಣ್ಣಲ್ಲಿ ಕಿವಿರುತ್ತೆ
0: ಈ ಗಂಭೀರವಾದಂತಹ ಕಾಯಿಲೆ ನಮ್ಮಲ್ಲಿ ಅಂತ ಹೇಳಬೇಕಂದ್ರೆ ಯಾವ ಕಾಯಿಲೆ ನಿಮಗೆ ಕಂಡು ಬರ್ತಾ ಇದೆ
1: ಸರ್ ಎಲ್ಲಾವುದು ಗಂಭೀರವಾದ ಕಾಯಿಲೆನ ಇತ್ತೀಚಿನ ತಿಂಗಳಲ್ಲಿ ಯಾವುದು ಒಂದು ತಾತ್ಸಾರ ಮಾಡೋ ಹೋಗಿಲ್ಲ
0: ಈಗ ಹೋಮಿಯೋಪತಿ ಹೇಗೆ ಪರಿಣಾಮಕಾರಿಯಾಗಿ ಇನ್ನು ಈಗ ತಾವು ಅವರನ್ನು ಕೇಳ್ತೀರಿ ಪ್ರಶ್ನೆ ಕೇಳ್ತೀರಿ ಅವರ ಇತಿಹಾಸ ಅರಿತುಕೊಳ್ತೀರಿ ಅದಕ್ಕೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀರಲ್ಲ ಅವರು ಎಷ್ಟು ದೀರ್ಘಕಾಲ ಟ್ರೀಟ್ಮೆಂಟ್ ತೊಗೋಬೇಕಾಗುತ್ತೆ ಸಾಮಾನ್ಯ ಎಲ್ಲರೂ ಏನಂತಾರೆ ಅಂದರೆ ಹೋಮಿಯೋಪತಿ ಅಂದರೆ ಸ್ವಲ್ಪ ಲಾಂಗ್ ಟ್ರೀಟ್ಮೆಂಟ್ ಅಂತ ಅಂತಾರೆ ಇವನ ಆಯುರ್ವೇದನೂ ಕೂಡ ಹಾಗೆ ಅಂತಾರೆ ಬಿಡಿ ಹೇಗೆ ಅವ್ರನ್ನ ನೀವು ಉಪಚರಿಸ್ತೀರಿ ಅಂತ
1: ಇದು ಒಳ್ಳೆ ಪ್ರಶ್ನೆನೇ ಈ ಜನಗಳ ಸಾಮಾನ್ಯ ತಪ್ಪು ಕಲ್ಪನೆ ಇದೆ ಹೋಮಿಯೋಪತಿ ನಿಧಾನ
0: ಹೌದು
1: ಅದೇನಾಗುತ್ತೆ ನಾವು ಅಕ್ಯೂಟ್ ಡಿಸೀಸ್ ಕ್ರಾನಿಕ್ ಡಿಸೀಸ್ ಅಂತ ಹೇಳ್ತೀವಿ ಅಕ್ಯೂಟ್ ಅಂದರೆ ತಕ್ಷಣ ಬಂದಿರತಕ್ಕಂಥ ಕ್ರಾನಿಕ್ ಡಿಸೀಸ್ ಅಂತಂದ್ರೆ ಒಂದು ತಿಂಗಳಿಂದ ಮೂರು ತಿಂಗಳಿಂದ ಆರು ತಿಂಗಳಿಂದ ವರ್ಷಾನುಗಟ್ಟಲಿಂದ ಇರುತ್ತೆ ಅಕ್ಯೂಟ್ ಡಿಸೀಸ್ನಲ್ಲಿ ಸಡನ್ ಆಗಿ ಪರಿಣಾಮ ಬೀರುತ್ತೆ ಕ್ರಾನಿಕ್ ಡಿಸೀಸ್ನಲ್ಲಿ ಏನಾಗ್ಬಿಡುತ್ತೆ ಅವ್ನು ಯಾರು ಹೋಮಿಯೋಪತಿನಲ್ಲಿ ಹುಡ್ಕೊಂಡು ಬರಲ್ಲ ಡೈರೆಕ್ಟ್ ಆಗಿ ಯಾರು ಬಂದಿರಲ್ಲ ಅವ್ನು ಎಲ್ಲಾ ಕಡೆ ಸುತ್ತಿ ಕೊನೆಗೆ ಇಲ್ಲುವೇ ಏನೋ ಆಗ್ಬೋದೇನೋ ಅಂತ ಬರ್ತಾರೆ ಹೊರತು 100% ಆಗುತ್ತೆ ಅಂತ ಬಂದಿರಲ್ಲ
0: ಯಾವಾಗ ಗುಣ ಆಗ್ಲಿಕ್ಕೆ ಶುರು ಆಗ್ಬಿಡುತ್ತೆ ಅವಾಗ ನಮಗೆ ಬರುತ್ತೆ
1: ಅವ್ರು ಬಂದಾಗ ಏನಾಗುತ್ತೆ ಎಲ್ಲಾ ಕಡೆ ಸುತ್ತಾಡ್ಕೊಂಡು ಬಂದಿರ್ತಾರೆ ಇಲ್ಲೂ ಫಸ್ಟ್ ಟೈಮ್ ಬಂದಾಗ ಅವರು ಎಲ್ಲಾದನ್ನು ಸಹ ಮುಚ್ಚು ಮರೆಯದಲ್ಲ ಹೇಳೋದಿಲ್ಲ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅವ್ರ ಎಲ್ಲ ತಮ್ಮ ಕಾಯಿಲೆಗಳು ಏನು ಸಮಸ್ಯೆ ಇರುತ್ತೋ ವೈದ್ಯರು ಏನು ಕೇಳ್ತಾರೋ ಎಲ್ಲ ಮುಚ್ಚಿ ಮರೆಯದೆ ಹೇಳ್ಕೋಬೇಕು
0: ಹೇಳ್ಕೋಬೇಕು
1: ಮೊದಲನೇದು ಎರಡನೇದು ವೈದ್ಯರು ಅಷ್ಟೇ ತಾಳ್ಮೆಯಿಂದ ಎಲ್ಲ ಕೇಳಿ ಅದಕ್ಕೆ ಸರಿಯಾದ ಚಿಕಿತ್ಸೆ ಸೂಚಿಸಲು ಸಹ ವೈದ್ಯರ ಕರ್ತವ್ಯ
0: ಸರ್ ಇವತ್ತು ಹೋಮಿಯೋಪತಿ ವೈದ್ಯರ ತಾಳ್ಮೆಯನ್ನು ನಾವು ಮೆಚ್ಚಲೇಬೇಕು ಬೇರೆ ವೈದ್ಯರು ಅವರು ನಾವು ಹೇಳ್ತಾನೆ ಇರ್ತೀವಿ ಕೆಳಗಡೆ ಹಿಂಗೆ ಅವ್ರು ಮೆಡಿಸಿನ್ ಬರೀತಾ ಇರ್ತಾರೆ ಅಂದರೆ ಎಲ್ಲ ರೋಗಿಗಳ ಮಾತುಗಳನ್ನು ಕೇಳಿ ಕೇಳಿ ಸಾಕಾಗಿದೆ ಅಂತೇಳಿ ಅವ್ರ ವಿಷಯದಲ್ಲಿ ಹೇಳ್ಬೋದು ಆದರೆ ನಿಮ್ಮಲ್ಲಿ ಆಗಿಲ್ಲ ನೀವು ರೋಗಿ ಎಷ್ಟು ವಿವರವಾಗಿ ಮಾತಾಡ್ತಾನೆ ಎಷ್ಟು ಹೇಳ್ಕೊಳ್ತಾನೆ ಅಷ್ಟು ನಿಮಗೆ ಸುಲಭ ಅಲ್ವಾ ಈಗ ಚರ್ಮರೋಗ ಕಾಯಿಲೆಗೆ ಹೋಮಿಯೋಪತಿ ಚಿಕಿತ್ಸೆ ತುಂಬ ಪರಿಣಾಮಕಾರಿ ಅಂತಂದಾಗ ಇನ್ನೊಂದು ವಿಷಯ ಅಂದರೆ ಒಂದು ದೀರ್ಘಕಾಲಿಕ ಅಲ್ಲ ಅಂತ ತಾವು ಹೇಳ್ತಾ ಇದ್ದೀರಿ ಪರವಾಗಿಲ್ಲ ಅರ್ಜೆಂಟಾಗಿ ಕೂಡ ನಾವು ಟ್ರೀಟ್ಮೆಂಟ್ ಕೊಡ್ಬೋದಂತ ಮತ್ತು ಇನ್ನೊಂದು ಏನಂತಂದರೆ ಖರ್ಚಿಂದು ಅಂತ ಬರುತ್ತೆ ನೋಡಿ ಇವಾಗ ವೈದ್ಯಕೀಯ ಖರ್ಚು ಭಾಳ ದೊಡ್ಡದು ನಮಗೆ
1: ಹೌದು
0: ಅದು
1: ಇತ್ತೀಚೆಗೆ ವೈದ್ಯಕೀಯ ವೃತ್ತಿ ಕಮರ್ಷಿಯಲ್ ಆಗ್ತಾ ಇದೆ ಸಾಮಾನ್ಯವಾಗಿ ನಿಮ್ಮ ಹೋಮಿಯೋಪತಿನಲ್ಲಿ ಬಹಳ ಅತ್ಯಂತ ಕಡಿಮೆ ವೆಚ್ಚದ ಚಿಕಿತ್ಸೆ ಸಿಗುತ್ತೆ ಅದು ಸರ್ಕಾರಿ ಆಸ್ಪತ್ರೆಗೆ ಹೋಗ್ಬಿಟ್ರಂತವೆ 1 ರೂಪಾಯಿ ಖರ್ಚಿಲ್ಲ ಮನೆಯಿಂದ ಆಸ್ಪತ್ರೆಗೆ ಬರೋಕ್ಕೆ ಏನಾದರೂ ವೆಹಿಕಲ್ ಅಲ್ಲಿ ಬಂದಿದ್ರೆ ಏನಾದ್ರು ಆಟೋ ಬಂದ ಅಷ್ಟು ಬಿಟ್ಬಿಟ್ರೆ ಯಾವುದೇ ಖರ್ಚು ಇಲ್ಲ ಅಕಸ್ಮಾತ್ ನಿಮಗೆ ಸರ್ಕಾರಿ ಆಸ್ಪತ್ರೆ ಸಿಗದೆ ಹೋದ್ರೆ ಖಾಸಗಿ ಕ್ಲಿನಿಕ್ ಹೋದ್ರೆ ಒಂದು 200-300-500 ರೂಪಾಯಿ ಆಗ್ಬಿಡುತ್ತೆ
0: ಅದು ಕಾರ್ಪೊರೇಟ್ ರೀತಿಯಲ್ಲಿ ಇರಬಾರ್ದು ಪರವಾಗಿಲ್ಲ ಅಂದ್ರೆ ನೋಡ್ಬೇಕು ಹುಡುಕ್ಬೇಕು ಯಾಕಂದ್ರೆ ಹೋಮಿಯೋಪತಿನಲ್ಲಿ ಕೂಡ ಹೆಚ್ಚಿನ ಖರ್ಚು ವೆಚ್ಚಗಳಾಗೋ ರೀತಿಯೂ ಕೂಡ ಇವತ್ತು
1: ಸಿಟಿಗಳಲ್ಲಿದೆ ಸಣ್ಣ ಸಣ್ಣ ಊರುಗಳಲ್ಲಿ ಆ ತರದ
0: ಸುಲಭ ಏನಂದ್ರೆ ತಾವು ಹೇಳಿದಂಗೆ ಸರ್ಕಾರ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದೆ ಇಷ್ಟೆಲ್ಲ ಸೌಲಭ್ಯ ಕೊಡುತ್ತೆ ಆಸ್ಪತ್ರೆಗಳನ್ನು ಕಟ್ಟಿದೆ ಅನೇಕ ಹಾಸ್ಪಿಟಲ್ಗಳು ಎಲ್ಲ ಇವತ್ತು ಗ್ರಾಮೀಣ ಭಾಗದಲ್ಲಿ ಕೂಡ ಸಿಗ್ತಾ ಇದಾವೆ
1: ಮಾಹಿತಿ ಕೊರತೆ ಈ ಮಾಹಿತಿ ಕೊರತೆಯಿಂದ ಕೆಲವರಿಗೆ ಗೊತ್ತಾಗ್ತಾ ಇಲ್ಲ ಅದರ್ವೈಸ್ ಎಲ್ಲರೂ ಇತ್ತೀಚೆಗೆ ತಗೊಳ್ತಾ ಇದ್ದಾರೆ ಬರ್ತಾರೆ
0: ಅಂದ್ರೆ ಸಂಪೂರ್ಣವಾಗಿ ಪರಿಹಾರ ಆಗ್ಬಿಡುತ್ತೆ ಒಂದ್ಸಲ ಚಿಕಿತ್ಸೆ ತಗೊಂಡ್ಬಿಟ್ರೆ
1: ಪರಿಹಾರ ಆಗಲಿ ಅಂತಾನೆ ಚಿಕಿತ್ಸೆ ಕೊಡುತ್ತೆ
0: ಕೊಡ್ತಾ ಇದೆ ಅಂದ್ರೆ ಈ ಕೆಲಸದ ಈ ಸೈಡ್ ಇಫೆಕ್ಟು ಅಥವಾ ಮತ್ತು ಮತ್ತು ಕಾಣಿಸುತ್ತೆ ಅಂತ ಹೇಳಿ ಹೇಳ್ತಾರಲ್ಲ ಹೋಮಿಯೋಪತಿ ಇದರೊಳಗೆ ಏನೇ ನೀವು ಚಿಕಿತ್ಸೆ ಕೊಡಕ್ಕೆ ಶುರು ಮಾಡಿಬಿಟ್ರೆ ಸಂಪೂರ್ಣವಾಗಿ ಆ ಕಾಯಿಲೆ ಗುಣ ಆಗ್ಬಿಡುತ್ತೆ ಅಂತ ಒಂದು ಭಾವನೆ
1: ಆಗುತ್ತೆ ಆಗುತ್ತೆ
0: ಆಗುತ್ತೆ
1: 100% ಆಗುತ್ತೆ ಇಲ್ಲಿ ಏನಾಗುತ್ತೆ ಕೆಲವೊಂದು ಬೇರೆ ಬೇರೆ ವೈದ್ಯ ಪದ್ಧತಿಗಳಲ್ಲಿ ಇದರಲ್ಲಿ ಎಕ್ಸ್ಟರ್ನಲ್ ಆಯಿಂಟ್ಮೆಂಟ್ ಮುಲಾ ಮುಂದೆ ಹಚ್ತಾರೆ ಅದನ್ನ ಅಲ್ಲಿ ಏನಾಗುತ್ತೆ ಸಪ್ರೆಷನ್ ಆಗುತ್ತೆ ಜನಗಳು ಅಷ್ಟೇನೆ ಈಗ ಹೋಮಿಯೋಪತಿ ಡಾಕ್ಟರ್ ಹತ್ರ ಬಂದಾಗ ಔಷಧಿಗಳ ಜೊತೆಗೆ ಆಯಿಂಟ್ಮೆಂಟ್ ಕೊಡಿ ಅಂತ ಕೇಳ್ತಾರೆ
0: ಅದು ಬೇಕಾದ್ರೆ ಕಾಣಿಸ್ಬೇಕು ಅವ್ರು ಹಚ್ಬೇಕು ಅವ್ರಿಗೆ
1: ಆದ್ರೆ ಅದನ್ನ ಆಕ್ಚುಲಿ ನಾವು ಅದನ್ನ ಸಪೋರ್ಟ್ ಮಾಡಲ್ಲ ಯಾಕೆಂತಂದ್ರೆ ಅದು ಅವಶ್ಯಕತೆ ಇರೋದಿಲ್ಲ
0: ಒಳಗಿಂದನೇ
1: ಕಾಯಿಲೆಗೆ ಮೂಲ ಕಾರಣ ಒಳಗಡೆ ಅದನ್ನು ಕಂಡಿಡೋದಕ್ಕೆ ಚಿಕಿತ್ಸೆ ಕೊಡಬೇಕಾಗುತ್ತೆ ಇದು ಏನಾದ್ರು ಅವ್ರ ಸ್ಯಾಟಿಸ್ಫ್ಯಾಕ್ಷನ್ಗೆ ಸೈಕಲಾಜಿಕಲ್ ಎಫೆಕ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೋದೇ ಹೊರತು ಬರೀ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ವಾಸಿ ಆಗಲ್ಲ ಆ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಆಯಿಂಟ್ಮೆಂಟ್ ಆಗ್ತಕ್ಕಂತ ಸಪ್ರೆಸ್ ಆಗುತ್ತೆ ಸಪ್ರೆಸ್ ಆಗಿ ಅದು ಬೇರೆ ಕಾಯಿಲೆ ತರ ಕಾಣಿಸ್ಕೊಳತಕ್ಕ ಅವಕಾಶ ಜಾಸ್ತಿ ಮುಂದಕ್ಕೆ
0: ಈಗ ತಾವು ಈಗ ಹೋಮಿಯೋಪತಿ ಒಂದು ವೈದ್ಯ ಪದ್ಧತಿ ಹೇಗೆ ಅಂತಂದ್ರೆ ಅದಕ್ಕೆ ಒಂದು ಸಪರೇಟ್ ಆದಂತ ಒಂದು ಅರ್ಥ ವಿವರಣೆ ಕೊಡ್ತಿರ್ತಾವೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿ ಹೋಮಿಯೋಪತಿ ವೈದ್ಯ ಪದ್ಧತಿಯ ಒಂದು ಲಕ್ಷಣ ಹೇಗೆ ಮಾಡೋದು ಕೆಲಸ ಮಾಡೋದು
1: ಈಗ ಹೋಮಿಯೋಪತಿನಲ್ಲಿ ಅದರ ಮೂಲ ತತ್ವ ಸಿಮಿಲಿಯಾ ಸಿಮಿಲಸ್ ಕರೆಂಟ್ ಅಂದ್ರೆ ಯಾವ ವಸ್ತು ನಿಮಗೆ ಕಾಯಿಲೆ ಉಂಟು ಮಾಡುತ್ತೋ ಅದೇ ವಸ್ತುನ ಔಷಧ ರೂಪದಲ್ಲಿ ಕೊಟ್ಟಾಗ ಅದು ವಾಸಿ ಮಾಡುತ್ತೆ
0: ಪ್ರಚೋದಿಸೋದು ಅದನ್ನ ಅದ್ರ ಮೂಲಕವಾಗಿನೇ ಅದನ್ನ ಆರಾಮ ಮಾಡಬೇಕು
1: ಮುಳ್ಳನ್ನ ಮುಳ್ಳಿನಲ್ಲಿ ತೆಗೆದು ಆತರ ಉದಾಹರಣೆಗೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಮಗೆ ಈರುಳ್ಳಿ ನಾನು ಕಟ್ ಮಾಡ್ಬೇಕಾದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಸಾಮಾನ್ಯವಾಗಿ, ಈರುಳ್ಳಿ ಕಟ್ ಮಾಡ್ಬೇಕಾದ್ರೆ ಆ ಈರುಳ್ಳಿಂದ ತಯಾರಿಸ್ತಾರೆ.

0: ಇಟ್ಕಂತ ಒಂದು ಔಷಧಿ ಇದೆ ಆಲಿಯಂ ಸೀಪ ಅಂತ, ಯಾರಿಗೆ ಕಣ್ಣಲ್ಲಿ ನೀರು ಬರುತ್ತೆ ನೆಗಡಿ ಆಗುತ್ತೆ ಅದನ್ನೇ ಔಷಧಿ ರೂಪದಲ್ಲಿ ಕೊಟ್ಟಾಗ ವಾಸಿ ಆಗುತ್ತೆ. ಇದು ಹೋಮಿಯೋಪತಿಯ ತತ್ವ. ಸೊ ಹೀಗಾಗಿ ನಾವು ಏನಾಗುತ್ತೆ, ರೋಗ ಲಕ್ಷಣಗಳನ್ನು ಆಧರಿಸಿ ಅದರ ಜೊತೆಗೆ ವಿಶೇಷವಾದ ಚಿಹ್ನೆಗಳನ್ನು ಗಮನಿಸಿ ಔಷಧಿ ಕೊಡ್ತೀವಿ. ಹಾಗಾಗಿ ಬಹಳ ಪರಿಣಾಮಕಾರಿ ಕೆಲಸ ಮಾಡುತ್ತೆ.
1: ಈಗ ಚರ್ಮ ಕಾಯಿಲೆ ಒಳಗಿಂದ ಆರಾಮಾಗಬೇಕು ಅಂತ ಅನ್ನೋದನ್ನು ಹೇಳಿದಂಗೆ ಆಯ್ತು. ಈಗ ನೀವು ಮೇಲ್ಗಡೆ ಹಚ್ಚಲೇಬೇಕಾದ್ರೆ ಸಮಾಧಾನಕ್ಕೆ ಒಂದು ಆಯಿಂಟ್ಮೆಂಟ್ ಕೊಡ್ತೀರಿ, ಅದಕ್ಕೂ ಕೂಡ ಎಲ್ಲ ವೈದ್ಯ ಪದ್ಧತಿಯಲ್ಲಿ ಇದ್ದಂಗೆ ನಿಮ್ಮಲ್ಲಿ ಕೂಡ ಆಯಿಂಟ್ಮೆಂಟ್ಸ್ ಇರುತ್ತೆ. ಅಂದರೆ ಈಗ ಏನೋ ಒಂಥರ ಒಂದೇ ರೀತಿ ಔಷಧ ಕಾಣಿಸುತ್ತಲ್ಲ ಅಂತ ಒಂದು ಭಾವನೆ ಚರ್ಮ ರೋಗಕ್ಕೆ. ತಾವು ನಾನು ಈ ಬೇರೆ ಯಾರಾದರೂ ನಾನು ಹೋಗಿದ್ದೆ ಹಾಸ್ಪಿಟ್ಲಿಗೆ ನನಗೂ ಅದನ್ನೇ ಕೊಟ್ಟರು ಅಂತಂತಾರಲ್ಲ, ಇದು ಏನು?
0: ಇದು ತಪ್ಪು ಕಲ್ಪನೆ. ಏನಾಗುತ್ತೆ, ಸಾಮಾನ್ಯ ಜನರಿಗಂತಲ್ಲ ಈ ಒಂದು ಎಜುಕೇಟೆಡ್ ಪೀಪಲ್ಗೂ ಸ್ವಲ್ಪ ಸ್ಟ್ರುನಲ್ಲ ಅದೇ ಅನುಭವ ಆಗುತ್ತೆ. ಯಾಕೆಂದ್ರೆ ಔಷಧಿ ನೋಡೋಕೆ ಒಂದೇ ಥರ ಇರುತ್ತೆ, ಆ ಸಣ್ಣ ಸಣ್ಣ ಗುಳಿಗೆಗಳು ಏನಿದೆ ಅದನ್ನ ಗ್ಲಾಬ್ಯುಲ್ಸ್ ಅಂತ ಕರಿತೀವಿ. ಅದಕ್ಕೆ ಔಷಧಿ ಹಾಕಕ್ಕೆ ಮುಂಚೆ ಅದು ಪ್ಲೈನ್ ಗ್ಲಾಬ್ಯುಲ್ಸ್, ಸಕ್ಕರೆ ಗುಳಿಗೆ ಏನೂ ಇರಲ್ಲ. ನಮ್ಮಲ್ಲಿ 2,000-3,000 ಔಷಧಿಗಳಿವೆ. ಔಷಧಿಗಳನ್ನು ಮಿಕ್ಸ್ ಮಾಡಿದ ಮೇಲೆ ಅದು ಔಷಧಿ ಆಗುತ್ತೆ. ಯಾವ ರೋಗಿಗೆ ಯಾವ
1: ಗುಳಿಗೆ,
0: ಖಾಲಿ ಗುಳಿಗೆ ಮಕ್ಕಳು ಬಂದ ತಕ್ಷಣ ಕೊಟ್ಬಿಡ್ತೀವಿ ಗಲಾಟೆ
1: ಮಾಡ್ತಾರಪ್ಪ
0: ಅಂತ.
1: ಔಷಧಿ ಹಾಕಿದ್ಮೇಲೆ ಕೊಡಂಗಿಲ್ಲ,
0: ಔಷಧಿ ಹಾಕಿದ್ಮೇಲೆ ಕೊಡಕ್ ಬರೋದಿಲ್ಲ, ಅದು ಔಷಧಿ ಆಗುತ್ತೆ. ಹೀಗಾಗಿ ನೋಡಕ್ ಒಂದೇ ತರ ಇರುತ್ತೆ, ಆದ್ರೆ ಅದು ಔಷಧಿಗಳು ಬೇರೆ ಬೇರೆ ಆದ್ರಿಂದ ಇದು ಸ್ವಲ್ಪ ಕೆಲವ್ರಿಗೆ ಇನ್ನೂ ಅವೇರ್ನೆಸ್ ಬೇಕಾಗುತ್ತೆ.
1: ಅಂದ್ರೆ ಔಷಧಗಳು ಬೇರೆ ಬೇರೆ ಇರ್ತವೆ, ನೋಡಕ್ ಒಂದೇ ರೀತಿ ಕಾಣಿಸಿದ್ರು ಕೂಡ ಈ ಮಾರ್ಗ ಹೆಂಗೆ ಅಂದ್ರೆ, ಒಂದು ಬಸ್ ಎಲ್ಲಾ ಕಡೆ ಸುತ್ತಾಡ್ಕೊಂಡ್ ಬರುತ್ತೆ, ಎಲ್ಲಾ ಆರಾಮ್ ಮಾಡ್ಕೊಂಡು ಲಾಸ್ಟಿಗೆ ಬರೋದು. ಹೌದಲ್ಲ, ಆ ರೀತಿ ಒಂದು ಉದಾಹರಣೆ ಅಂದ್ರೆ ಒಂದೇ ರೀತಿ ಔಷಧ ಇದೆಯಲ್ಲ, ಒಂದೇ ಔಷಧ ಅಂತ ನಾವು ಹೇಳ್ತೀವಿ. ಈಗ ಕೆಲಸ ಅಲ್ಲ, ಒಂದು ಔಷಧ ಕೊಟ್ಟರೆ ಪರಿಣಾಮಕಾರಿಯಾಗಿ ಸಂಪೂರ್ಣವಾಗಿ ಅವನಿಗೆ ಅದು ಕೆಲಸ ಮಾಡಬೇಕು, ಆ ರೀತಿಯಾದಂತಹ ಒಂದು ವಿಚಾರ ಪದ್ಧತಿ ಇದೆಯಲ್ಲ ನಿಮ್ಮಲ್ಲಿ?
0: ಹೌದು ಹೌದು. ಯಾಕೆಂದ್ರೆ ನಾವು ವ್ಯಕ್ತಿಯನ್ನ ಸಮಗ್ರವಾಗಿ ಪರಿಶೀಲಿಸ್ತೀವಿ, ಇಂಡಿವಿಜುವಲೈಸೇಷನ್ ಅಂತೀವಿ. ಒಬ್ಬ ವ್ಯಕ್ತಿಗೂ ಇನ್ನೊಬ್ಬ ವ್ಯಕ್ತಿಗೂ ಭಿನ್ನ. ಈಗ ಚರ್ಮ ರೋಗನೇ ತಗೊಳ್ಳೋಣ,
1: ಹೌದು,
0: ಯಾವ್ದೋ ಒಂದು ಇಸ್ಬೋ ಅಥವಾ ಒಂದು ಸ್ಕೇಬಿಸ್, ಏನೋ ಒಂದು ರೋಗ ಬಂದಿರುತ್ತೆ. 4 ಜನಕ್ಕೆ ಕಜ್ಜಿನ ಸ್ಕೇಬಿಸ್ ಅಂತಲೇ ಇಟ್ಕೊಳ್ಳೋಣ. 4 ಜನಕ್ಕೂ ಸ್ಕೇಬಿಸ್ ಇದ್ರೆ 4 ಜನಕ್ಕೆ ಒಂದೇ ಔಷಧಿ ಬರೋದಿಲ್ಲ, ಪ್ರತಿಯೊಬ್ಬನಿಗೂ ಬೇರೆ ಬೇರೆ ಔಷಧಿ. ಯಾಕೆಂದ್ರೆ ಅವನ ಸ್ವಭಾವ, ಅವನ ಒಂದು ಮಾನಸಿಕ ಸ್ವಭಾವ, ಅವನು ಬೆಳೆದಿರ್ತಕ್ಕಂಥ ವಾತಾವರಣ, ಅವನಲ್ಲಿರ್ತಕ್ಕಂಥ ಚಿಹ್ನೆ. ಒಂದು ವ್ಯಕ್ತಿಯಿಂದ ವ್ಯಕ್ತಿಗೆ ರೋಗ ಲಕ್ಷಣ ಏನು ಹೇಳ್ತೀವಿ, ಡಯಾಗ್ನೋಸಿಸ್ ಏನು ಮಾಡ್ತೀವಿ, ರೋಗದ ಲಕ್ಷಣ ಸೇಮ್ ಇರ್ಬೋದು, ಆದರೆ ವೈಯಕ್ತಿಕ ಚಿಹ್ನೆ ಬೇರೆ ಬೇರೆ ಇರುತ್ತೆ. ಈಗ ನೋಡಿ, ಕೆಲವ್ರಿಗೆ ತಣ್ಣೀರು ಹಾಕಿದ್ರೆ ಕಡಿಮೆ ಆಗುತ್ತೆ, ಕೆಲವ್ರಿಗೆ ಬಿಸಿನೀರು ಬಿದ್ದರೆ ಕಡಿಮೆ ಅನಿಸುತ್ತೆ, ಕಾಯಿಲೆ ಒಂದೇ. ಇನ್ನು ಕೆಲವ್ರಿಗೆ ಮೀನು ತಿಂದ್ರೆ ಜಾಸ್ತಿ ಆಗ್ಬೋದು, ಇನ್ನು ಕೆಲವ್ರಿಗೆ ಹಾಲು ಕುಡಿದ್ರೆ ಜಾಸ್ತಿ ಆಗ್ಬೋದು. ಇದನ್ನೆಲ್ಲ ಗಮನಿಸಿ ಔಷಧಿ ಕೊಡಬೇಕಾಗುತ್ತೆ. ಹಾಗಾಗಿ ಇದೊಂಥರ ವಿಶೇಷವಾದ ಚಿಕಿತ್ಸೆ.
1: ಹೌದು. ಈಗ ಅಂದ್ರೆ ಬಹಳ ಸಲ ಏನಂತ ಗೊತ್ತಾ, ಈ ಅಲರ್ಜಿ ಅಲರ್ಜಿ ಅಂತ ಹೇಳ್ತಾರೆ ನೋಡಿ ಸರ್, ಚರ್ಮ ರೋಗ ಕಾಯಿಲೆಗೂ ಅಲರ್ಜಿ ಇರುತ್ತಾ?
0: 100% ಪೊಲ್ಯೂಷನ್ ಇಂದ ಬರುತ್ತೆ. ಕೆಲವೊಂದ ನೀವು ಡಸ್ಟ್ಗಳು, ಪಾರ್ಥೆನಿಯಂ ಅಲರ್ಜಿ ಇರ್ಬೋದು, ಕೆಲವು ಫುಡ್ ಇಂದ ಇರ್ಬೋದು,
1: ನೆರಳಿಂದ ಬಿಸಿಲಿಗೆ ಹೋದ್ರೂ ಕೂಡ ಚರ್ಮ ಕೊಚ್ಚ ಕೊಚ್ಚ ಅಂತ,
0: ಆಯಿಲ್ಸ್ ಇರ್ಬೋದು, ಇದೆಲ್ಲ ತರ ಅಲರ್ಜಿಂದ ಬರುತ್ತೆ.
1: ಈ ನೆರಳಿಂದ ಬಿಸಿಲಿಗೆ ಹೋದಾಗ
0: ಹೌದು,
1: ಚರ್ಮ ಒಂಥರ
0: ಅಲ್ಟ್ರಾವಯೊಲೆಟ್ ರೇಸ್, ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿ, ಯಾಕೆ ಎಲ್ಲರೂ ಒಂದೇ ತರ ಇರೋದಿಲ್ಲ.
1: ಸರ್, ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನತೆ ಅಂತಂದಾಗ ಅವ್ ಗುಣಮುಖ ಆಗುವಂತ ಸಾಮರ್ಥ್ಯ ಕೆಲವು ವ್ಯಕ್ತಿಗಳು ಜಾಸ್ತಿ ಇರುತ್ತೆ, ಕೆಲವರಿಗೆ ಕಮ್ಮಿ ಇರುತ್ತಾ?
0: ಆ ತರ
1: ಕ್ವಿಕ್ ಆಗಿ ಅಂದ್ರೆ ಬಹಳ ಇಲ್ಲ, ರಿಯಾಕ್ಟ್ ಬೇಗ ಆದ್ರೂ ಬೇಗ ಅಂದ್ರೆ ಒಂದು ಔಷಧಕ್ಕೆ ಅವರು ಪ್ರತಿಕ್ರಿಯೆ ಚೆನ್ನಾಗಿ ಕೊಡ್ಬೇಕಂದ್ರೆ ಗುಣ ಆಗ್ಬೇಕು ಅಂತ.
0: ರೋಗ ನಿರೋಧಕ ಶಕ್ತಿ ಚೆನ್ನಾಗಿರ್ಬೇಕು, ನಮ್ಮ ಆಹಾರ ಕ್ರಮ ಚೆನ್ನಾಗಿರ್ಬೇಕು, ಅವಾಗ ಪರಿಣಾಮಕಾರಿ ಕೆಲಸ ಮಾಡುತ್ತೆ.
1: ಸರ್, ಈಗ ಈ ಚರ್ಮ ರೋಗ ಕಾಯಿಲೆ ಬಗ್ಗೆ ಮಾತಾಡ್ತಾ ಇದ್ವಿ, ಚರ್ಮದ ಕಾಯಿಲೆಗಳಿಗೆ ಹೋಮಿಯೋಪತಿಯಲ್ಲಿರುವಂತಹ ಔಷಧಗಳ ಬಗ್ಗೆ ಸ್ವಲ್ಪ ಮಾತಾಡಿ.
0: ಔಷಧಿಗಳನ್ನ ಏನಾಗುತ್ತೆ, ನಾ ಇಲ್ಲಿ ಹೇಳ್ಬಿಟ್ರೆ
1: ಅದನ್ನ ತಗೋತಾರೆ.
0: ಈಗ ನಾನು ಆಗ್ಲೇ ಹೇಳಿದೆ ಏನು ಎಕ್ಸಿಮಾ ಅಂತ, ಯಾರು ಎಕ್ಸಿಮಾ ಅದೇ ಔಷಧ ತಗೊಂಡ್ಬಿಟ್ಟು ಎಲ್ರಿಗೂ ಬರುತ್ತೆ.
1: ಪದೇ ಪದೇ ಹೇಳ್ತಾ ಇದ್ರಿರ್ತಾವು, ಪ್ರತಿಯೊಬ್ಬ ವ್ಯಕ್ತಿಗೂ ಬೇರೆ ಬೇರೆ ಆಗುತ್ತೆ, ಆಮೇಲೆ ಗುಳಿಗೆ ಒಂದೇ ಇದ್ರು ಸಾವಿರಾರು ಔಷಧಗಳು ಆಗಿ ಪರಿಣಮಿಸ್ತವೆ.
0: ಹೌದು, ಹಾಗಾಗಿ ಔಷಧಿಗಳು ಹೇಳಿ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೂ ಜನಗಳಿಗೆ ಮಾಹಿತಿಗೋಸ್ಕರ ಒಂದು 4 ಔಷಧಿ ಹೇಳ್ತೀನಿ. ಆರ್ಸೆನಿಕಮ್ ಮಾಲ್ ಇರ್ಬೋದು, ಸಲ್ಫರ್ ಇರ್ಬೋದು, ನೈಟ್ರಮ್ಯೂರ್ ಇರ್ಬೋದು, ಬ್ರಯಾನಿಯಾ, ಹೀಗೆ ಹಲವಾರು ಔಷಧಿಗಳು. ಎಲ್ಲ ಔಷಧಿಗಳನ್ನು ಸಹ ಉಪಯೋಗಿಸ್ತೀವಿ ನಾವು. ಇಂಥದ್ದೇ ಔಷಧಿ ಅಂತ ಏನಿಲ್ಲ, ಪರ್ಟಿಕ್ಯುಲರ್ ಇದೇ ಔಷಧಿ ಕೊಡಬೇಕಂತ. ಆ ವ್ಯಕ್ತಿಯ ರೋಗ ಲಕ್ಷಣಗಳ ಅನುಸಾರವಾಗಿ ಅವರಿಗೆ ಯಾವುದು ಸೂಟ್ ಆಗುತ್ತೋ ಔಷಧಿ ಕೊಡ್ತೀವಿ.
1: ಅಂದ್ರೆ ಈಗ ಔಷಧಿಗಳನ್ನ ಹೇಳ್ತಿದ್ರು ತಾವು, ಈ ಔಷಧಗಳು ಸ್ವಲ್ಪ ಗಂಭೀರವಾದಂತಹ ಕಾಯಿಲೆಗಳಿಗೆ ಅದು ವೈದ್ಯರ ಒಂದು ನೆರವಿನಲ್ಲೇ ತಗೋಬೇಕು. ಈಗ ಸುಮ್ಮನೆ ಒಂಚೂರು ಏನೋ ಚರ್ಮ ಸ್ವಲ್ಪ ಏನೋ ಆಗಿದೆ, ಈಗ ತದ್ದು ಟೈಪ್ ಕಾಣಿಸುತ್ತೆ ನೋಡಿ, ಅದಕ್ಕೆ ಒಂಚೂರು ಆಸ್ಪತ್ರೆಗೆ ಹೆಂಗೆ ಮೆಡಿಕಲ್ ಶಾಪಿಗೆ ಹೋಗಿ ಸ್ವಲ್ಪ ಏನಾರು ಕೊಡಿ ಅಂತಾರಲ್ಲ, ಹಂಗೆ ಹೋಮಿಯೋಪತಿ ಔಷಧಾಲಯಕ್ಕೆ ಹೋಗಿ ಒಂಚೂರು ಕೊಡಿ ಸರ್ ಅಂತ ಹೇಳಿ ಕೇಳ್ಬೋದಾ?
0: ಅಲ್ಲ, ನೀವು ಔಷಧಾಲಯಕ್ಕೆ ಹೋದ ಡಾಕ್ಟರ್ ಇರ್ತಾರೆ, ನೋಡ್ಕೊಂಡು ನಿಮ್ಗೆ ಯಾವ ಔಷಧಿ ಸೆಟ್ ಆಗುತ್ತೆ ಅದನ್ನೇ ಕೊಟ್ಬಿಡ್ತಾರೆ. ಡೈರೆಕ್ಟ್ ಆಗಿ ತಗೊಳ್ಳೋದು ನಾನು ಹಾಗೆ ಹೇಳಿದ್ನಲ್ಲ, ಸರ್ವರೋಗಕ್ಕೂ ಒಂದೇ ಔಷಧಿ ಅಂತ ಇಲ್ಲ. ಇಲ್ಲಿ ನೀವು ಜ್ವರ ಬಂದು
1: ತಗೊಳ್ಳೇಬಾರ್ದು,
0: ಪ್ಯಾರಾಸಿಟಮಾಲ್ ಅಂದ್ರೆ ಎಲ್ಲ ಜ್ವರಕ್ಕೂ ಆಗ್ಬಿಡುತ್ತೆ,
1: ಚರ್ಮ ರೋಗ ಕಾಯಿಲೆ ಅದು ಜಾಸ್ತಿ ಆಗ್ಬಿಡುತ್ತೆ, ಬೇಕಾರ
0: ಜಾಸ್ತಿನೂ ಆಗ್ಬೋದು, ಅಥವಾ ನೀವು ವಾಸಿ ಅದ್ರಲ್ಲಿ ಆಗ್ದೇ ಇರ್ಬೋದು. ಯಾಕೆಂದ್ರೆ ಆ ಔಷಧಿ ಅವನು ಸೆಟ್ ಆಗಿರಲ್ಲ.
1: ಹೌದೌದು,
0: ಅವಾಗ ಏನಾಗುತ್ತೆ, ಸಿಸ್ಟಮ್ ಮೇಲೆ ಒಂದು ತಪ್ಪು
1: ಕಲ್ಪನೆ
0: ಬಂದ್ಬಿಡುತ್ತೆ, ವಾಸಿ ಆಗೋದಿಲ್ಲ
1: ಮಾಡೋದು ಇದು ಕಾರಣಕ್ಕಾಗಿ ಹಂಗಾಗಿರ್ತದೆ ಅಂತ. ಈಗ ಆರಂಭದಲ್ಲಿ ನಾವು ಮಾತಾಡ್ತಾ ಇರ್ಬೇಕಾದ್ರೆ

0: ತಾವು ಸೂಕ್ಷ್ಮವಾಗಿ ಭಾಳ ಸಂಕ್ಷಿಪ್ತವಾಗಿ ಹೇಳಿದ್ರಿ, ಎಲ್ಲ ಕಡೆಯೂ ಕೂಡ ಹೈಜಿನಿಕ್ ಭಾಳ ಮುಖ್ಯ. ಅಂದರೆ
1: ಹೌದು
0: ಸ್ವಚ್ಛತೆ ನಗರದಲ್ಲಿ ಜಾಸ್ತಿ ಇದೆ ಅಂತ ಹೇಳ್ತೀವಿ, ಆದರೆ ಬೇರೆ ಬೇರೆ ಕಾರಣಗಳಿಂದ ಅದು ಸ್ವಚ್ಛತೆ ರೀತಿ ಇರಲಿಕ್ಕಿಲ್ಲ, ಮತ್ತು ಇವರಿಗೂ ಕೂಡ ಸ್ವಚ್ಛತೆ ಕಾಪಾಡಿಕೊಳ್ಳೋಕೆ ಸಾಧ್ಯ ಆಗಿರಲಿಕ್ಕಿಲ್ಲ. ಈ ಪೌಷ್ಟಿಕ ಆಹಾರದ ಬಗ್ಗೆ ಹೆಂಗೆ ಸರ್? ಈಗ ಒಂದು ಆಹಾರದ ಸಮಸ್ಯೆ ಮೂಲಕವಾಗಿ ದೇಹದ ಒಂದು ಚರ್ಮವನ್ನು
1: ಹೌದು
0: ಚೆನ್ನಾಗಿ ಕಾಪಾಡ್ಕೋಬೋದಾ?
1: ಹೌದು, ನಮ್ಮ ಚರ್ಮ ತನಾಗ್ಲೇ ಹೇಳಿದೆ, ಚರ್ಮ ನಮ್ಮ ದೇಹದ ಎಲ್ಲ ಅಂಗಗಳನ್ನು ರಕ್ಷಣೆ ಕೊಡುತ್ತೆ ಅಂತ. ಚಳಿಯಿಂದ ಇರ್ಬೋದು, ಮಳೆ ಇರ್ಬೋದು, ಗಾಳಿ ಇರ್ಬೋದು, ಬಿಸಿಲಿಂದ ರಕ್ಷಣೆ ಕೊಡುತ್ತೆ. ಹಾಗೆ ನೂರಾರು ಸಾವಿರಾರು ಕ್ರಿಮಿಕೀಟಗಳು ಚರ್ಮದ ಮೂಲಕ ದೇಹವನ್ನು ಪ್ರವೇಶಿಸುತ್ತೆ.
0: ಹೌದೌದೌದು.
1: ಆಗ ಅದು ರೋಗ ನಿರೋಧಕ ಶಕ್ತಿ ಯಾರಿಗೆ ಚೆನ್ನಾಗಿರುತ್ತೋ ಆಗ ಅದು ಕ್ರಿಮಿಕೀಟಗಳ ದೇಹವನ್ನು ಪ್ರವೇಶಿಸಕ್ಕೆ ಸಾಧ್ಯ ಆಗಲ್ಲ. ರೋಗ ನಿರೋಧಕ ಶಕ್ತಿ ಚೆನ್ನಾಗಿರಬೇಕು. ರೋಗ ನಿರೋಧಕ ಶಕ್ತಿ ಚೆನ್ನಾಗಿರ್ಬೇಕಂತಂದ್ರೆ ನಮ್ಮ ಆಹಾರ ಚೆನ್ನಾಗಿರಬೇಕು,
0: ಮತ್ತು
1: ಅದರಲ್ಲಿ ಏನು ವಿಟಮಿನ್ಸ್ ಮಿನರಲ್ಸ್ ಇದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ. ಹಾಗಾಗಿ ಹಸಿರು ತರಕಾರಿ, ಸೊಪ್ಪು, ಹಣ್ಣುಗಳು ಇದನ್ನು ಜಾಸ್ತಿ ಸೇವಿಸೋದ್ರಿಂದ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರುತ್ತೆ. ಹೀಗಾಗಿ ಇದು ಚರ್ಮ ರೋಗ ರಕ್ಷಣೆ ಮಾಡಿಕೊಳ್ಳಲು ಸಹ ಸಹಾಯ ಆಗುತ್ತೆ. ಹಾಗೆ ವಿಟಮಿನ್ ಸಿ, ವಿಟಮಿನ್ ಸಿನೂ ಸಹ ನಾಶವಾಗಿರ್ತಕ್ಕಂಥ ಕೋಶಗಳನ್ನು ಚರ್ಮ ಮತ್ತೆ ಅದು ಹೊಸದಾಗಿ ಬೆಳೆಯಬೇಕಾಗುತ್ತೆ. ಹಾಗಾಗಿ ವಿಟಮಿನ್ ಸಿ ಬಹಳ ಮುಖ್ಯ. ಹಾಗೆ ನಮ್ಮ ದೇಹಕ್ಕೆ ವಿಟಮಿನ್ ಡಿನೂ ಮುಖ್ಯ. ವಿಟಮಿನ್ ಡಿ ತಯಾರಾಗೋದು ಚರ್ಮದಲ್ಲಿ ನ್ಯಾಚುರಲ್. ನಾವು ಪ್ರತಿನಿತ್ಯ ಒಂದು 5-10 ನಿಮಿಷ ಸೂರ್ಯನ ಕಿರಣಗಳಿಗೆ ನಾವು ಎಕ್ಸ್ಪೋಸ್ ಆದರೆ ಆ ಸೂರ್ಯನ ಕಿರಣ ನಮ್ಮ ಚರ್ಮದ ಮೇಲೆ ಬಿದ್ದು ವಿಟಮಿನ್ ಡಿ ತಯಾರಾಗುತ್ತೆ.
0: ಬೇಕಂಗಾರೆ ಈಗ ಓಡಾಟ ಮಾಡಲೇಬೇಕು, ಹೊರಗಡೆ ಹೋಗಲೇಬೇಕು.
1: ಇವತ್ತಿನ ದಿವಸ ನೋಡಿ, ಹಿಂದಿನ ಕಾಲದಲ್ಲಿ ಅರ್ಬನ್ ನಗರ ಪ್ರದೇಶಗಳಲ್ಲಿ ಮಾತ್ರ ವಿಟಮಿನ್ ಡಿ ಕೊರತೆ ಇರ್ತಾ ಇತ್ತು, ಇವತ್ತು ಗ್ರಾಮೀಣ ಪ್ರದೇಶದಲ್ಲೂ ಸಹ ವಿಟಮಿನ್ ಡಿ ಕೊರತೆ ಆಗ್ತಾ ಇದೆ. ಕಾರಣ ಅವರು ಬಿಸಿಲಿಗೆ ಹೋಗ್ತಾ ಇಲ್ಲ, ಯಾರು ರೈತರು ಕೆಲಸ ಮಾಡ್ತಾ ಇಲ್ಲ, ಈಗ ಎಲ್ಲ ಮನೆಗಳಲ್ಲಿ ಕೂತ್ಕೊಂಡು ಬಿಡ್ತಾರೆ, ಯಾರನ್ನೂ ಕೆಲಸ ಮಾಡಿ ಬಿಟ್ಬಿಟ್ಟಿರ್ತಾರೆ, ಅಲ್ಲೂ ಸಹ ವಿಟಮಿನ್ ಡಿ ಕೊರತೆ ಆಗ್ತಾ ಇದೆ. ಇದಕ್ಕೆ ಕಾರಣ ನಾವು ಸನ್ಗೆ ಎಕ್ಸ್ಪೋಸ್ ಆಗ್ತಾ ಇಲ್ಲ.
0: ಡಾಕ್ಟರ್ ಪ್ರಸನ್ನ ಅವರೇ, ಏನಾಗಿದೆ, ಮೊದಲು ಬೆಳಿಗ್ಗೆ 10 ಗಂಟೆಗೆ ಹೋದ್ರೆ ಸಂಜೆ ತನಕ ದುಡಿತಿದ್ರು.
1: ಹೌದು.
0: ಇವಾಗ ಏನಾಗಿದೆ ಅಂದ್ರೆ ಬೆಳಿಗ್ಗೆ 6 ರಿಂದ 10 ಗಂಟೆ ಒಳಗೆ ಮುಗಿತು, ಅದೊಂದು ಕೆಲಸ ಮುಗಿತು, ಕೂಲಿ ಕೊಡಬೇಕು,
1: ಕೆಲಸ ಮುಗಿತು.
0: ಹಾಗಾಗಿ ತಂಪು ಹೊತ್ತಿನಲ್ಲಿ ಮನೆಗೆ ಬಂದ್ಬಿಟ್ರು,
1: ಹಾಗಾಗಿ ಬಿಸಿಲಿಗೆ ಎಕ್ಸ್ಪೋಸ್ ಆಗ್ತಾ ಇಲ್ಲ.
0: ಗ್ರಾಮೀಣ ಭಾಗದಲ್ಲಿ
1: ಈವನ್ ನಗರ ಪ್ರದೇಶದಲ್ಲಿ ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟ್ ಬಂದ್ಮೇಲೆ 24 ಅವರ್ಸ್ ಕಂಪ್ಯೂಟರ್ ಮುಂದೆ ಕೂತ್ಬಿಟ್ಟಿರ್ತಾರೆ, ಒಂದು 10 ನಿಮಿಷ ಬಿಸಿಲಿಗೆ ಹೋಗ್ತಾ ಇಲ್ಲ. ಹಾಗೆ ವಿಟಮಿನ್ ಡಿ ಸಮಸ್ಯೆ ಜಾಸ್ತಿ ಆಗ್ತದೆ.
0: ವಿಟಮಿನ್ ಡಿ ಸಮಸ್ಯೆಯಿಂದ ಚರ್ಮಕ್ಕೆ ಒಳ್ಳೇದಾಗತ್ತೆ ಅಂತ ಹೇಳ್ತೀರಿ, ಬೇರೆ ಬೇರೆ ಕಾಯಿಲೆಗಳಿಗೂ ಬೇಕು, ಅದು
1: ಚರ್ಮಕ್ಕೂ ಬೇಕು,
0: ಮೂಳೆಗೂ ಚರ್ಮಕ್ಕೂ,
1: ಹೌದು,
0: ಮನುಷ್ಯನ ಒಟ್ಟು ಪ್ರಕೃತಿಗೂ ಕೂಡ ಬೇಕೇ ಬೇಕಾಗತ್ತೆ ಅಂತ. ಈಗ ಹೋಮಿಯೋಪತಿ ಚಿಕಿತ್ಸೆ ಈ ರೀತಿ ಚರ್ಮದ ಕಾಯಿಲೆಗಳಿಗೆ ಚಿಕಿತ್ಸೆ ಪಡೀಲಿಕ್ಕೆ ಹೋದಾಗ ಎಲ್ಲ ಚಿಕಿತ್ಸಾಲಯಗಳಲ್ಲಿ ಸೌಲಭ್ಯ ಇದೆ,
1: ಇದೆ
0: ಗ್ರಾಮೀಣ ಭಾಗದಲ್ಲಿ,
1: ಎಲ್ಲ ಭಾಗದಲ್ಲೂ ಇರುತ್ತೆ.
0: ಆ ಬಗ್ಗೆ ಆಯುಷ್ ಇಲಾಖೆ ಕಡೆಯಿಂದ ಸಾಕಷ್ಟು ಒಳ್ಳೆಯ ಒಂದು ವ್ಯವಸ್ಥೆ ಇದೆ.
1: ಖಂಡಿತ ಇದೆ.
0: ಯಾಕಂದ್ರೆ ತಾವು
1: ಔಷಧಿಗಳ ಜೊತೆಗೆ ನಾವು ಸ್ವಲ್ಪ ಆಹಾರದೊಂದು ಸ್ವಲ್ಪ ಹೇಳಬೇಕಾಗುತ್ತೆ.
0: ಹೌದೌದು.
1: ಜನಗಳಿಗೆ ಎಜುಕೇಟ್ ಮಾಡಬೇಕಾಗುತ್ತೆ.
0: ಆ ಒಂದು ತಾಳ್ಮೆ ನಿಮ್ಮಲ್ಲಿ ಇದೆ, ಹೋಮಿಯೋಪತಿ ವೈದ್ಯರಲ್ಲಿ ಅದು ತಾಳ್ಮೆ ಇದೆ. ಮೂಲತಃ ಅವರು ಹೇಳಿ ಹೇಳಿ ಹೇಳಿ ಶಾಂತ ಸ್ವಭಾವದರಾಗ್ಬಿಟ್ಟಾರೆ ಎಲ್ಲರೂ.
1: ಎಲ್ಲ ಇರಲೇಬೇಕು.
0: ಆ ರೋಗಿಯನ್ನ ಗುಣಪಡಿಸ್ಬೇಕಂತಂದ್ರೆ ಅವರಲ್ಲಿ ಕೂಡ ಒಂದು ಒಳ್ಳೆ ಹೇಳುವಂತಹ ತಾಳ್ಮೆ ಬೇಕಾಗತ್ತೆ. ಆದ್ರೂ ಸರಿ, ಈಗ ಹೋಮಿಯೋಪತಿ ಚಿಕಿತ್ಸೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಾವು ನೀಡಿದಿರಿ. ಚರ್ಮ ರೋಗ ಕಾಯಿಲೆ ಇದ್ದಂಥವ್ರು ಅಥವಾ ಚರ್ಮ ರೋಗ ಕಾಯಿಲೆಯಿಂದ ಹೊರತಾಗಿ ದೂರ ಇರಬೇಕು ಅಂತಂದ್ರೆ ಏನೇನು ಸಲಹೆಗಳನ್ನು ಕಿವಿ ಮಾತನ್ನು ತಾವು ಹೇಳ್ಬೋದು ಸರ್?
1: ಮೊಟ್ಟಮೊದಲನೇ ಸ್ವಚ್ಛತೆ. ಪ್ರತಿನಿತ್ಯ ಸ್ನಾನ ಮಾಡಬೇಕು. ದಿನಕ್ಕೆ ಎರಡು ತುಂಬ ಬೆವರೂರಲ್ಲಿ 2-3 ಸಲ ಸ್ನಾನ ಮಾಡಿದ್ರು ಸಹ ಒಳ್ಳೆಯದು.
0: ಬೇಸಿಗೆಯಲ್ಲಿ ಮಾಡ್ತಾನೆ ಇರಬೇಕು,
1: ಒಳ್ಳೆಯದು. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂತಂದ್ರೆ, ಉಪಯೋಗಿಸ್ತಕ್ಕಂಥ ಟವಲ್ ಇರ್ಬೋದು, ಸೋಪ್ ಇರ್ಬೋದು, ಅದು ಪ್ರತಿಯೊಬ್ಬರು ಬೇರೆ ಬೇರೆ ಉಪಯೋಗಿಸೋದು ಒಳ್ಳೇದು. ಯಾಕೆಂದ್ರೆ ಒಬ್ಬರು ಇರ್ತಕ್ಕಂಥ ಕಾಲೇ ಇನ್ನೊಬ್ಬರಿಗೆ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ಫೆಕ್ಷನ್ ಡಿಸೀಸ್ ಇದ್ದಾಗ ಹಿಂದಿನ ಗ್ರಾಮೀಣ ಪ್ರದೇಶದಲ್ಲಿ ಎಸ್ಪೆಷಲಿ ಒಂದೇ ಸೋಪು, ಒಂದೇ ಟವಲ್, ಇಡೀ ಮನೆಗೆ ಒಂದೇ ಸೋಪು, ಇಡೀ ಮನೆಗೆ ಒಂದೇ ಟವಲ್, ಇದರಿಂದನೂ ಸಹ ಕಾಯಿಲೆಗಳು ಜಾಸ್ತಿ ಆಗುತ್ತೆ.
0: ನಾವೇನು ಅನ್ಕೊಂಡ್ಬಿಡ್ತೀವಿ ಅಂದ್ರೆ ಸೋಪು ಅದೇನು ಬಿಡು ಸ್ವಚ್ಛ ಮಾಡ್ಬಿಡುತ್ತದೆ ನಮ್ಮನ್ನ, ಅದೇ ಬಳಸಬಹುದು ಅಂತೇಳಿ, ಆದ್ರೂ ಕೂಡ
1: ಅಲ್ಲ, ಸೋಪ್ನಲ್ಲಿ ಏನು ಕ್ರಿಮಿಕೀಟಗಳೇನಾದ್ರು ಇದ್ರೆ ಅದು ಬೇರೆಯವರಿಗೂ ಬಂದ್ಬಿಡುತ್ತೆ, ಅದರಿಂದ ಕಾಯಿಲೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಸಪರೇಟ್ ಉಪಯೋಗಿಸ್ಬೇಕಾಗುತ್ತೆ. ಈ ಒಂದು ಭಾಷಣಿಗೆ ಕೂಂಬು, ಅದನ್ನು ಸಹ ಸಪರೇಟ್ ಇಟ್ಕೋಬೇಕಾಗುತ್ತೆ. ಆಮೇಲೆ ಎಸ್ಪೆಷಲಿ ಹಳ್ಳಿಗಳ ಕಡೆಯಲ್ಲಿ ಸಲೂನ್ಗೆ ಹೋಗ್ತಾರೆ, ಹೇರ್ ಕಟ್ಗೆ ಹೋಗ್ತಾರೆ, ಅಲ್ಲೂ ಸಹ ಶುಚಿತ್ವ ಕಾಪಾಡ್ಕೋಬೇಕಾಗುತ್ತೆ. ಅವ್ನಿಗೆ ಸಲೂನ್ ಅವ್ನಿಗೆ ಹೇಳಿ ಸಪ್ರೇಟ್ ಬೇಡಾಕಪ್ಪ ಅಂತ ಹೇಳಿ, ಆಮೇಲೆ ಡೆಟಾಲ್ ಎಲ್ಲ ಹಾಕಿ ಯೂಸ್ ಮಾಡು ಅಂತ ಹೇಳಿ, ಇದೆಲ್ಲ ಸ್ವಲ್ಪ ಪಾಲಿಸಬೇಕಾಗುತ್ತೆ.
0: ಈಗ ಅವರು ಎಲ್ಲ ಕೂದಲುಗಳನ್ನ ಉದುರಿಸಕ್ಕೆ ಒಂದು ಬ್ರಷ್ ಇಟ್ಟಿರ್ತಾರೆ, ಅದಂತೂ ಎಲ್ಲರಿಗೂ ಹಂಗೆ ಹೊಡೆದೇ
1: ಅಲರ್ಜಿ
0: ಕುಡಿತಾರೆ.
1: ಹೌದು, ಅದ್ರಲ್ಲಿ ತಕ್ಕಂಥ ಡಸ್ಟ್ ನಮ್ಗೆ ಅಲರ್ಜಿ ಆಗ್ಬೋದು.
0: ಬಟ್ ಅನಿವಾರ್ಯವಾಗಿ ಆ ಕೆಲವೊಂದನ್ನ ಈಗ ಕೂದಲ ಉದುರಿಸಕ್ಕೆ ಒಬ್ಬೊಬ್ಬರಿ ಒಂದೊಂದು ಬ್ರಷ್ ಇಡಕ್ ಆಗಲಿಲ್ಲ ಅವ್ರಿಗೆ, ಅಂದ್ರೆ
1: ಅಟ್ಲೀಸ್ಟ್ ಬ್ಲೇಡ್
0: ಅನ್ನ ಬಳಸಬೇಕು. ಮತ್ತೆ ನಾವು ಬರ್ತಿದ್ದಂಗೆ ಮನೆಗೆ ಬರ್ತಿದ್ದಂಗೆ ಅಲ್ಲೆಲ್ಲೋ ಮಾರ್ಕೆಟ್ ಎಲ್ಲ ಸುತ್ತಾಡ್ಕೊಂಡು ಹೋಗಬಾರ್ದು, ಸೀದಾ ಮನೆಗೆ ಹೋಗಿ ಸ್ವಚ್ಛತೆ ಸ್ನಾನ ಮಾಡಬೇಕು. ಈ ತರ ಕ್ಷೌರಕ್ಕೆ
1: ಇತ್ತೀಚೆಗೆ ಏನಾಗಿದೆ, ಸೌಂದರ್ಯ ವರ್ಧಕಗಳನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ, ಅದರಿಂದನೂ ಸಹ ನಿಮಗೆ ಅಲರ್ಜಿ ಆಗುತ್ತೆ. ಅದು ಜಾಸ್ತಿ ಉಪಯೋಗಿಸೋದ್ರಿಂದ ಡೈಗಳು, ಕೆಲವು ಡೈ ತುಂಬಾ ಯೂಸ್ ಮಾಡ್ತಾರೆ. ಡೈ ಯೂಸ್ ಮಾಡೋದ್ರಿಂದ ನಾನೇ ಒಂದೆರಡು ಪೇಷಂಟ್ ನೋಡಿದೆ, ತುಂಬಾ ವಾಟ್ಸ್ ಆಗ್ಬಿಟ್ಟಿತ್ತು ಅವ್ರಿಗೆ ಬಿಕಾಸ್ ಆಫ್ ಡೈ.
0: ಹೌದಲ್ಲ ಸರ್?
1: ಹಾಗಾಗಿ ಕೊನೆಗೆ ಸ್ಟಾರ್ಟಿಂಗ್ 2 ಸಲ ಗೊತ್ತಾಗ ಯಾಕೆ ವಾಸಿ ಆಗ್ತಾ ಹಾಸ್ಪಿಟಲ್ ಅಂತ ಕೊನೆಗೆ ನೋಡಿದಾಗ ಬಿಕಾಸ್ ಆಫ್ ಡೈ, ಅದು ರಾಸಾಯನಿಕಗಳಿರುತ್ತೆ,
0: ಅದು ನೋಡಕ್ ಚೆಂದ ಕಾಣಬೇಕಂತ ಕೊಂಡು ನಾವು ಕಪ್ಪು ಬಣ್ಣ ಹೊಡಿತೀವಿ, ಆದ್ರೆ

0: ಅನ್ನೋದು ತಿಳ್ಕೋಬಹುದು ಸರ್. ಈ ಸಂದರ್ಭದಲ್ಲಿ ತಾವು ಇಷ್ಟು ಮಾಹಿತಿಯನ್ನು ನಮ್ಮ ಕೇಳುವರಿಗೆ ನೀಡಿದ್ದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು ಸರ್. ನಮಸ್ಕಾರ.
1: ನಮಸ್ಕಾರ.
2: ಇದುವರೆಗೆ ಚರ್ಮ ರೋಗಕ್ಕೆ ಹೋಮಿಯೋಪತಿ ಚಿಕಿತ್ಸೆ ಈ ಕುರಿತು ಡಾಕ್ಟರ್ HS ಪ್ರಸನ್ನ ಅವರೊಂದಿಗಿನ ಸಂದರ್ಶನ ಮೂಡಿಬಂತು. ಸಂದರ್ಶಿಸಿದವರು ಜಂಪಣ್ಣ ಆಶಿಹಾಳ್. ಇದು ಆಕಾಶವಾಣಿ ಬೆಂಗಳೂರು. ಇದೀಗ ಚಿತ್ರಗೀತೆಗಳು. ಹಂತಕನ ಸಂಚು ಚಿತ್ರದ ಗೀತೆ ವಾಣಿ ಜಯರಾಮ್ ಹಾಗೂ ಜಯಚಂದ್ರನ್ ಹಾಡಿದ್ದಾರೆ. ಕುವೆಂಪು ವಿರಚಿತ ಗೀತೆಗೆ ವಿಜಯ್ ಭಾಸ್ಕರ್ ಸ್ವರಕಲ್ಪನೆ ಮಾಡಿದ್ದಾರೆ.

ಅದಲು ಬದಲು ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ವಿಜಯ್ ನರಸಿಂಹ ಅವರ ಗೀತ ರಚನೆಗೆ ವಿಜಯ್ ಭಾಸ್ಕರ್ ಅವರ ರಾಗ ಜೋಡಣೆ.

ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು. ಕಾರ್ಯಕ್ರಮ ಗೀತ ಚಂದ್ರಿಕೆ. ಮೆಲೋಡಿ ಟೈಮ್. ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಹಾಗೆ ಸುಮ್ಮನೆ ಚಿತ್ರದಿಂದ ಆಯ್ದ ಗೀತೆಯೊಂದಿಗೆ ಕಾರ್ಯಕ್ರಮದ ಆರಂಭ. ಹಾಡಿರುವಂತಹ ಧ್ವನಿಗಳು ಸೋನು ನಿಗಮ್, ಅನುರಾಧ ಭಟ್ ಹಾಗೂ ಸಂಗಡಿಗರು. ಕವಿ ಜಯಂತ್ ಕಾಯ್ಕಿಣಿ, ಸಂಗೀತ ನಿರ್ದೇಶಕರು ಮನೋಮೂರ್ತಿ.

ಮೇಹೋನ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಕೇಳೋಣ. ಅಲ್ಕಾ ಯಾಜ್ಞಿಕ್ ಹಾಗೂ ಕೆಕೆ ಅವರ ಧ್ವನಿಗಳಲ್ಲಿ ಜಾವೇದ್ ಅಖ್ತರ್ ಅವರ ಸಾಹಿತ್ಯಕ್ಕೆ ಅನು ಮಲ್ಲಿಕ್ ರಾಗ ಸಂಯೋಜನೆ ಮಾಡಿದ್ದಾರೆ.

ಹೊಂಗನಸು ಚಿತ್ರದ ಗೀತೆ ಹೇಮಂತ್ ಕುಮಾರ್ ಹಾಗೂ ಶ್ರೇಯಾ ಘೋಷಲ್ ಅವರ ಧ್ವನಿಗಳಲ್ಲಿ ಮೂಡಬಂದಿದೆ. ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ ಹಂಸಲೇಖ.

ಹೃದಯಗಳ ವಿಷಯ ಚಿತ್ರದ ಗೀತೆ ಮಯೂಕ್ ಹಾಗೂ ಅನುರಾಧ ಭಟ್ ಅವರ ಧ್ವನಿಯಲ್ಲಿದೆ. ವಿ ಮನೋಹರ್ ಅವರ ಸಾಹಿತ್ಯಕ್ಕೆ ದೇವ ಅವರ ಸಂಗೀತವಿದೆ.

ಪುಷ್ಪ ಚಿತ್ರದ ಗೀತೆಯನ್ನು ಕೇಳೋಣ. ಜಾವೇದ್ ಅಲಿಯವರ ಧ್ವನಿಯಲ್ಲಿ ರಕೀಬ್ ಅಲಂ ಅವರ ಸಾಹಿತ್ಯಕ್ಕೆ ದೇವಿಶ್ರೀ ಪ್ರಸಾದ್ ಸಂಗೀತವನ್ನು ನೀಡಿದ್ದಾರೆ.

0: ಆಕಾಶವಾಣಿ ಬೆಂಗಳೂರು. ಇದೀಗ ನಾಳೆ ನಮ್ಮ ನಿಲಯದಿಂದ ಮೂಡಿ ಬರಲಿರುವಂತಹ ಕಾರ್ಯಕ್ರಮಗಳ ಪರಿಚಯ. ಬೆಳಗಿನ ಪ್ರಸಾರದಲ್ಲಿ 6:10 ದಸರಾ ಗೀತಾರಾಧನಾ ಪ್ರಾಯೋಜಕರು GSSS ಮೈಸೂರು. ಮೈಸೂರು ಕೇಂದ್ರದ ಕೊಡುಗೆ 6:30 ದಸರಾ ಚಿಂತನ ಡಾಕ್ಟರ್ ಮೈಸೂರು ನಾಗರಾಜ ಶರ್ಮಾ ಅವರಿಂದ ಮೈಸೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ BK ಸುಮತಿ. 6:40 ದಸರಾದಲ್ಲಿ ಇಂದು ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜ್ ಮೈಸೂರು. 6:50 ರೈತರಿಗೆ ಸಲಹೆ. 7:15 ರೇಷ್ಮೆ ಸಿರಿ ಪ್ರಾಯೋಜಿತ ಕಾರ್ಯಕ್ರಮ, ವಿಷಯ ಹಿಪ್ಪು ನೇರಳೆ ತೋಟದಲ್ಲಿ ಪೋಷಕಾಂಶಗಳ ನಿರ್ವಹಣೆ. ಭಾಗವಹಿಸುತ್ತಾರೆ ಮಧುಸುಮನ್ ವೈ, ರೇಷ್ಮೆ ವಿಸ್ತರಣಾಧಿಕಾರಿಗಳು, ತಾಂತ್ರಿಕ ಸೇವಾ ಕೇಂದ್ರ ತೂಬುಗೆರೆ, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ. 7:45 ಚಿತ್ರಗೀತೆಗಳು, 8:30 ಕೂಡ ಚಿತ್ರಗೀತೆಗಳ ಪ್ರಸಾರವಿದೆ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:00 ಮೈಸೂರು ವೃತ್ತಾಂತರಂಗ, ಚಾರಿತ್ರಿಕ ವೃತ್ತಗಳ ಪರಿಚಯಾತ್ಮಕ ಸರಣಿ ಮೈಸೂರು ಕೇಂದ್ರದ ಕೊಡುಗೆ. 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ಯಶಸ್ವಿಯಾಗಿ ಪೂರೈಸಿದ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. 9:45 ಗಾನಗಂಗೆ. 10:00 ನವರಾತ್ರಿ ಸಂದರ್ಭದಲ್ಲಿ ವಿಶೇಷ ಸಂಗೀತ ಕಾರ್ಯಕ್ರಮ, ಮಾಮವ ಮಹಾವಿದ್ಯೆ ದೇವಿಯ ದಶಮಹಾವಿದ್ಯಾ ಸ್ವರೂಪಾನುಸಂಧಾನ ಕುರಿತಾದ ಕಾರ್ಯಕ್ರಮ ಸರಣಿ, ರಚನೆ ನಿರೂಪಣೆ ಹಾಗೂ ಸಂಗೀತ ನಿರ್ದೇಶನ ಡಾಕ್ಟರ್ ಎನ್ ರಘು, ಸಂಕಲನ ಹಾಗೂ ಧ್ವನಿಮುದ್ರಣ ಪುಷ್ಪಲತಾ ಜಿ, ನಿರ್ಮಾಣ KL ರಾಜೇಶ್ವರಿ. 10:30 ಸುನ್ಹೇರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳು. 11:00 ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳು. ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ, ಮೊದಲಿಗೆ ಸಣ್ಣ ಕಥೆ ಅಪರ್ಣಾಳ ಸಮರ್ಪಣೆ, ನಂತರ ಸ್ವರಚಿತ ಕವನ ವಾಚನ ಜ್ಯೋತಿ ಆರ್ ಪಾಟೀಲ್ ಅವರಿಂದ. ಇದು ಕಲಬುರಗಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ವಿಶ್ವ ಅರಿವಳಿಕೆ ದಿವಸದ ಸಂದರ್ಭದಲ್ಲಿ ಅನಸ್ಥೇಷಿಯಾದ ಮಹತ್ವ ಹಾಗೂ ಉಪಯೋಗಗಳ ಕುರಿತು ಹಾಸನದ ಅರಿವಳಿಕೆ ತಜ್ಞ ವೈದ್ಯರಾದ ಡಾಕ್ಟರ್ ಎನ್ ವಿನಾಯಕ್, ಡಾಕ್ಟರ್ ರಶ್ಮಿ HD ಹಾಗೂ ಅನುಪಮ MK ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲುಗೂಡು ವಿ ಮಧುಸೂದನ್. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಕುಸುಮ್ ಯೋಜನೆ ಕುರಿತು ಮಾಹಿತಿ ಶರಶ್ಚಂದ್ರ ರಾನಡೆ ಅವರಿಂದ. ಪ್ರಸ್ತುತಿ ತಿಮ್ಮಪ್ಪ HGowda, ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಜನಸೇವಾ ಸೇ ದೇಶ ಸೇವಾ ಕಾರ್ಯಕ್ರಮ ಸರಣಿಯಲ್ಲಿ ಹೊಸ ಕಾರ್ಮಿಕ ಕಾನೂನುಗಳು ಅಥವಾ ನ್ಯೂ ಲೇಬರ್ ಕೋರ್ಸ್ ಕುರಿತಾದ ಕಾರ್ಯಕ್ರಮ, ಆಕಾಶವಾಣಿ ಸುದ್ದಿ ವಿಭಾಗದ ಕೊಡುಗೆ. 2:40 ಗಾಂಧಿ ಸ್ಮೃತಿ. ಸಂಜೆಯ ಪ್ರಸಾರದಲ್ಲಿ 5:30 ಗಿರ್ಮೇಟ್, 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ BK ಸುಮತಿ, 6:30 ಅವಲೋಕನ, 6:50 ಕೃಷಿರಂಗ, 7:20 ಜನಪದ ಸಂಗೀತ. ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿಯ MA ಶಿವಶಂಕರ ಶಾಸ್ತ್ರಿ ಮತ್ತು ಸಂಗಡಿಗರಿಂದ ಭಜನೆ ಪದ. 7:45 ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 9:15 ಸಂಪದಾ ಭಟ್ ಅವರು ಹಾಡಿರುವಂತಹ ಭಾವಗೀತೆಗಳ ಪ್ರಸಾರ. 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆರ್ ವಿಶ್ವೇಶ್ವರನ್ ಅವರಿಂದ ವೀಣಾವಾದನ. ಮೃದಂಗ ಸಹಕಾರ MR ಸಾಯಿನಾಥ್, ಘಟ ಜಿ ಓಂಕಾರ್. 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಇವು ನಾಳೆ ನಮ್ಮ ನಿಲಯದಿಂದ ಮೂಡಿ ಬರಲಿರುವ ಕಾರ್ಯಕ್ರಮಗಳ ಪರಿಚಯ. ಆಕಾಶವಾಣಿ ಸಮಯ 11:05 ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: This is Akashvani, the news read by Harpreet Kaur. Prime Minister Narendra Modi today inaugurated and dedicated to the nation 5 major development projects worth over 3,300 crore rupees in Ladakh through video conferencing. Speaking on the occasion, the Prime Minister said the development of Ladakh remains a key priority for the centre.
2: ಲಡಾಖ್ ಕಿ ಪ್ರಗತಿ ಆರ್ ವಿಕಾಸ್ ಮೇ ಏಕ್ ಔರ್ ಅಧ್ಯಾಯ ಜುಡ್ ರಹಾ ಹೈ. ಆಜ್ ಲಡಾಖ್ ಮೇ ಕೈ ಅಹಮ್ ಡೆವಲಪ್ಮೆಂಟ್ ಪ್ರೊಜೆಕ್ಟ್ ಕಾ ಲೋಕಾರ್ಪಣ ಹುವಾ ಹೈ. ಇನ್ ಪರಿಯೋಜನಾಓ ಸೇ ಕೈ ಲೋಗೋ ಕಾ ಸಫರ್ ಆಸಾನ್ ಹೋಗಾ, ಕಹೀ ಬಿಜಲಿ ಕಿ ಸುವಿಧಾಯ ಬೆಹತರ್ ಹೋಗಿ, ಕಹೀ ಪಾನಿ ಕಿ ಉಪಲಬ್ಧತಾ ಬಢೇಗಿ ಔರ್ ಹಮಾರಿ ಪ್ರಾಚೀನ ವಿರಾಸತ್ ಕೆ ಸಂರಕ್ಷಣ ಕೋ ಬಿ ನಯಿ ತಾಕತ್ ಮಿಲೇಗಿ.
1: The Prime Minister said a center of excellence is being established in Leh to provide quality education and technology training to youth of Ladakh. The Ministry of Defence today signed contracts worth over 4,000 crore rupees for the acquisition of the GSAT-7C communication satellite for the Indian Air Force and Varun Astra heavyweight torpedoes for the Indian Navy. The contract for the GSAT-7C satellite, valued at over 2,500 crore rupees, was signed with New Space India Limited, Bengaluru. The contract for Varun Astra heavyweight torpedoes, worth over 1,500 crore rupees, was signed with Bharat Dynamics Limited, Hyderabad. The ministry said the two contracts signed in New Delhi mark a significant step towards strengthening domestic defense manufacturing and promoting self-reliance in critical technologies. The Supreme Court has issued notices to Congress leader Rahul Gandhi, Samajwadi Party chief Akhilesh Yadav and other India bloc leaders on a petition raising concerns over their march to the Apex Court in the national capital over alleged irregularities in the Special Intensive Revision SIR of electoral rolls. Mr. Gandhi and other opposition leaders held a march to the Supreme Court and entered the court registry on 12th of this month to file the petition amid protests demanding the resignation of the Chief Election Commissioner over alleged SIR irregularities. It also issued notices to Congress leader Mallikarjun Kharge, Samajwadi Party.

0: Party, TMC MP Mahua Moitra, the Kerala Pradesh Congress Committee. The top court observed that nobody can browbeat the judiciary. During the hearing of another case, the Supreme Court today ruled that individuals converting from Hinduism to Islam or other non-Hindu religions cannot automatically claim reservation benefits under the backward class category, dismissing the Tamil Nadu government's plea against a Madras High Court verdict. The top court held that social backwardness suffered in an antecedent caste cannot be carried forward after conversion. The Election Commission has directed 17 states and union territories to conduct a special summary revision SSR of electoral rolls with 1st January next year as the qualifying date. These states and union territories are Andaman and Nicobar Islands, Assam, Bihar, Chhattisgarh, Goa, Gujarat, Kerala, Lakshadweep, Madhya Pradesh, Manipur, Puducherry, Punjab, Rajasthan, Tamil Nadu, Uttar Pradesh, Uttarakhand and West Bengal. The government has mandated caller name display service for telecom users from the 1st of the next month. The Department of Telecommunications DOT has directed all telecom service providers to introduce the calling name presentation CNAP service across all service areas from 1st of November. Under the service, the name of the caller as recorded in the subscriber database of the originating telecom service provider will be displayed on the recipient's phone along with the caller's number. External Affairs Minister Dr. S. Jaishankar said globalization cannot be reversed but must be navigated with greater resilience. He also highlighted the India-Middle East-Europe Economic Corridor, IMEC, as an initiative that is already shaping regional thinking on connectivity. He made these remarks during a discussion on the Continental Corridors, Who Connects the Heartland, at the Rise in a Middle East event in Abu Dhabi. Prime Minister Narendra Modi today expressed confidence that India is poised to emerge as a global sporting powerhouse. Mr. Modi made the remarks while interacting in New Delhi with members of the Indian contingent that participated in 2026 Asian Games concluded in Japan. And that is the end of this news bulletin.
1: ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 602 ಕಿಲೋ ಹರ್ಟ್ಸ್ಗಳು, ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಟ್ಸ್ಗಳು. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಇದುವರೆಗೆ ಮೂಡಿಬಂದವು. ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಸಮಯ 12:26. 603 ಕಿಲೋ ಹರ್ಟ್ಸ್ ಡಿಆರ್ಎಂ ತರಂಗಾಂತರದಲ್ಲಿ ದೆಹಲಿ ಕೇಂದ್ರದಿಂದ ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳನ್ನು ನಾಳೆ ಬೆಳಗ್ಗೆ 5:55 ನಿರಂತರವಾಗಿ ಆಲಿಸಬಹುದು. ನಮ್ಮ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಗ್ಗೆ 5:55 ಆರಂಭವಾಗಲಿದೆ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಪೂರ್ಣಿಮಾ ರಘುನಾಥ್ ಮಾಡುವ ನಮಸ್ಕಾರಗಳು. ಶುಭರಾತ್ರಿ. ಜೈ ಹಿಂದ್.
2: ಶ್ರೀ ಟಿವಿ ಈ ಸಂಜೆ ಪ್ರಸಾರಗೊಳಿಸಲಿರುವ ಕಾರ್ಯಕ್ರಮ ನಮ್ಮ ಈ ವರ್ಷದ ಅತ್ಯಂತ ಮಹತ್ವದ ಕಾರ್ಯಕ್ರಮಗಳಲ್ಲಿ ಒಂದು. ಅದನ್ನು ಸಾದರಪಡಿಸುವಾಗ ನಮಗೆ ವಿಶೇಷವಾದ ಹೆಮ್ಮೆಯಾಗ್ತದೆ. ಶ್ರೀಮತಿ ಮಂಜುಳಾ ನಾಯಕ್ ಅವರ ಜಗತ್ಪ್ರಸಿದ್ಧ ಕಾದಂಬರಿ ದ ರಿವರ್ ಹ್ಯಾಸ್ ನೋ ಮೆಮರೀಸ್ ಆಧರಿಸಿದ ಕನ್ನಡ ಚಿತ್ರಪಟವೊಂದನ್ನು ನಾವು ತಮಗಾಗಿ ಪ್ರದರ್ಶಿಸಲಿದ್ದೇವೆ. ಮಂಜುಳಾ ನಾಯಕ್ ಕನ್ನಡದ ಸುಪ್ರಸಿದ್ಧ ಸಣ್ಣ ಕಥೆಗಾರ್ತಿಯರಲ್ಲಿ ಒಬ್ಬರು ಅನ್ನೋದು ತಮಗೆಲ್ಲರಿಗೂ ಗೊತ್ತಿರೋ ವಿಷಯ. ಆದರೆ ಕಳೆದ ವರ್ಷ ಅವರು ಒಂದು ಹೊಸ ವಿಕ್ರಮವನ್ನು ಸಾಧಿಸಿ ಇಡೀ ಜಗತ್ತನ್ನೇ ದಂಗುಗೊಳಿಸಿಬಿಟ್ರು. ಹೌದು, ಇಡೀ ಜಗತ್ತನ್ನೇ. ಅದು ಎರಡು ಬೇರೆ ಬೇರೆ ರೀತಿಯಿಂದ. ಒಂದು, ಸಣ್ಣ ಕಥೆಗಳ ಬದಲಾಗಿ ಒಂದು ಸುದೀರ್ಘವಾದ ಕಾದಂಬರಿಯನ್ನೇ ಬರೆದ್ರು ಅನ್ನೋದಾದ್ರೆ, ಎರಡನೇದು ಅದನ್ನು ಕನ್ನಡದಲ್ಲಿ ಬರೆಯದೆ ಇಂಗ್ಲಿಷ್ನಲ್ಲಿ ಬರೆದ್ರು ಅನ್ನೋದು. ಅವರ ಬ್ರಿಟಿಷ್ ಪ್ರಕಾಶಕರಿಂದ ಅವರಿಗೆ ಮೂಲವಾಗಿ ದೊರೆತ ಮಾನಧನದ ಮೊತ್ತವೇ ನಮ್ಮ ಇಡೀ ಸಾಹಿತ್ಯ ಕ್ಷೇತ್ರವನ್ನ ದಿಗ್ಭ್ರಮೆಗೊಳಿಸಿಬಿಡ್ತು. ಆಮೇಲೆ ಆ ಕಾದಂಬರಿ ಕೂಡ ಜಗತ್ತಿನ ಎಲ್ಲ ದೇಶಗಳಲ್ಲಿ, ವಿಶೇಷತಃ ಇಂಗ್ಲೆಂಡ್ ಮತ್ತು ಅಮೆರಿಕ ಯುರೋಪ್ಗಳಲ್ಲಿ ಅಸಂಖ್ಯಾತ ಪ್ರತಿಗಳ ಮಾರಾಟದಿಂದ ಬೆಸ್ಟ್ ಸೆಲ್ಲರ್ ಆಗಿ ಪರಿಣಮಿಸಿತು. ಇದೀಗ ಅದು ಸ್ವೀಡಿಶ್ ಭಾಷೆಗೂ ಅನುವಾದವಾಗಿದೆಯಂತೆ. ಅರೆ, ನೋಬೆಲ್ ಪಾರಿತೋಷಕ್ಕೂ ಬಹಳ ದೂರವಿಲ್ಲ ಎಂಬುದು ಅವರ ಅಭಿಮಾನಿಗಳನ್ನು ನಾವಂತೂ ನಂಬಿದ್ದೇವೆ. ಮಿತ್ರರೇ, ಕರ್ನಾಟಕದಲ್ಲಿಯೇ ಹುಟ್ಟಿ ಕನ್ನಡದಲ್ಲಿಯೇ ಮೊದಲ ನುಡಿಗಳನ್ನು ಮಾತನಾಡಿ ಇದೀಗ ಇಂಗ್ಲಿಷ್ ಮುಖಾಂತರ ವಿಶ್ವ ಸಾಹಿತ್ಯದ ಮೇಲೆ ಸಾರ್ವಭೌಮತ್ವವನ್ನು ಸಾಧಿಸಲು ಹೊರಟಿರುವಂತಹ ಈ ಕನ್ನಡದ ಅತ್ಯಂತ ಪ್ರತಿಭಾಶಾಲಿಯನ್ನು ಸ್ವಾಗತಿಸಿ, ಶ್ರೀಮತಿ ಮಂಜುಳಾ ನಾಯಕ್.
3: ವಂದನೆಗಳು. ನಾನು ಮಂಜುಳಾ ನಾಯಕ್. ನಿಜವಾಗಿ ಹೇಳಬೇಕಾದ್ರೆ ದೈನಂದಿನ ಜೀವನದಲ್ಲಿ ನಾನು ಶ್ರೀಮತಿ ಮಂಜುಳಾ ಮೂರ್ತಿ. ಆದರೆ ಲೇಖ

ಅಂಕಿ ರೂಪದಲ್ಲಿ ಮಂಜುಳಾ ನಾಯಕಾಗಿ ಉಳಿದುಕೊಂಡಿದ್ದೇನೆ. ಯಾಕಂತೀರಾ? ನಮ್ಮ ಬದುಕಿನ ಒಂದ್ಮೂಲೆಯನ್ನಾದರೂ ನಾವು ನಮ್ಮ ಸ್ವಂತಿಕೆಗಾಗಿ, ಸ್ವತಂತ್ರ ಅಸ್ತಿತ್ವಕ್ಕಾಗಿ ಮೀಸಲಾಗಿಟ್ಟುಕೊಳ್ಳೋದು ಅತ್ಯವಶ್ಯ ಅಲ್ವೇನು? ನಾನು ಕಳೆದ ವರ್ಷ ತನಕ ಕಾಲೇಜಿನಲ್ಲಿ ಇಂಗ್ಲಿಷ್ ಅಧ್ಯಾಪಕಿಯಾಗಿದ್ದೆ. ಸಾಹಿತ್ಯ ಲೇಖನ ಮಾತ್ರ ಕನ್ನಡದಲ್ಲಿ ಮಾಡ್ತಿದ್ದೆ. ಇಂಗ್ಲಿಷ್ ಅಭ್ಯಾಸ, ಕನ್ನಡದ ಕೃಷಿ, ಈ ಜಂಟಿ ಊಟ ಹೇಗೆ ಸಾಧ್ಯ? ನಾನು ಹೊರಡಿ ಹೋದಲ್ಲೆಲ್ಲ ಎಲ್ಲರೂ ಈ ಪ್ರಶ್ನೆ ಕೇಳ್ತಾನೆ ಇರ್ತಾರೆ. ಆದರೆ ಸುದೈವದಿಂದ ಕನ್ನಡದಲ್ಲಿ, ಕರ್ನಾಟಕದಲ್ಲಿ ಈ ಬಗ್ಗೆ ಒಳತೋಟ ಏನಿಲ್ಲ. ಯಾಕೆಂದ್ರೆ ನಮ್ಮ ಹಲವಾರು ಮಹತ್ವದ ಲೇಖಕರು ಇಂಗ್ಲಿಷ್ ಪ್ರಾಧ್ಯಾಪಕರೇ. ನೀವು ನನ್ನ ಸಣ್ಣ ಕಥೆಗಳನ್ನ ಓದಿದ್ರಿ ಇಲ್ಲೋ ಗೊತ್ತಿಲ್ಲ, ಆದರೆ ನನ್ನ ಕನ್ನಡ ಬರವಣಿಗೆಯಿಂದ ನನಗೆ ಬರೋ ರಾಯಲ್ಟಿ ನೋಡಿದ್ರೆ ಬಹುಶಃ ನೀವು ಓದಿರ್ಲಿಕ್ಕಿಲ್ಲ. ಆದರೆ ಕಳೆದ ವರ್ಷ ನಾನೊಂದು ಕಾದಂಬರಿ ಬರೆದೆ, ದ ರಿವರ್ ಹ್ಯಾಸ್ ನೋ ಮೆಮರೀಸ್, ನನ್ನ ಮೊದಲನೇ ಕಾದಂಬರಿ. ಅದನ್ನು ಇಂಗ್ಲಿಷ್ನಲ್ಲೇ ಬರೆದೆ. ಸ್ವಂತದ ಕೃತಿಯ ಬಗ್ಗೆ, ಸೃಜನತೆಯ ಪ್ರಕ್ರಿಯೆ ಬಗ್ಗೆ ಮಾತಾಡೋದು ಕಷ್ಟದ ಕೆಲಸ. ಆದ್ರಿಂದ ನಾನೊಂದು ಸುಲಭವಾದ ಮಾರ್ಗ ಹಿಡಿದಿದ್ದೇನೆ. ನಾನು ಎಲ್ಲೇ ಹೋಗ್ಲಿ ಎರಡು ಪ್ರಶ್ನೆಗಳನ್ನ ಎದುರಿಸ್ತಾ ಇರ್ತೇನೆ. ಆ ಪ್ರಶ್ನೆಗಳನ್ನೇ ಎತ್ಕೊಂಡು ನನಗಾದ ಮಟ್ಟಿಗೆ ಉತ್ತರ ಕೊಟ್ಟು ಸುಮ್ಮನಾಗಿ ಬಿಡ್ತೇನೆ. ಲೇಖಕನಾದವನು ಅಷ್ಟನ್ನೇ ಮಾಡಬೇಕು, ಬರೀಬೇಕು, ಬರೆದು ಸುಮ್ಮನಾಗಬೇಕು ಅಲ್ವೇನು? ಮೊದಲನೇ ಪ್ರಶ್ನೆ, ಇಲ್ಲಿವರೆಗೆ ಕನ್ನಡದಲ್ಲೇ ಸಾಹಿತ್ಯ ಕೃಷಿ ಮಾಡಿದ ನಾನು ಈಗೊಮ್ಮಿಂದಮೇಲೆ ಇಂಗ್ಲಿಷ್ ಲೇಖನ ಆರಂಭ ಮಾಡಿದೆ. ನಾನು ನನ್ನನ್ನ ಕನ್ನಡ ಲೇಖಕಿ ಅಂತ ಎಣಿಸ್ತೇನೋ, ಇಂಗ್ಲಿಷ್ ಲೇಖಕಿ ಅಂತ ಪರಿಗಣಿಸ್ತೇನೋ, ನನ್ನ ವಾಚಿಕ ವರ್ಗ ಎಲ್ಲಿದು, ಭಾರತದ್ದು, ವಿದೇಶದ್ದು, ಇತ್ಯಾದಿ ಇತ್ಯಾದಿ. ನಿಜ ಹೇಳಬೇಕು ಅಂದ್ರೆ ನಾನು ಇಂಗ್ಲಿಷ್ನಲ್ಲಿ ಬರೆಯೋದ್ರಿಂದ ಇಷ್ಟೆಲ್ಲ ಜನರಿಗೆ ಇಷ್ಟೆಲ್ಲ ಹಿಂಸೆ ಆಗ್ತದೆ ಅಂತ ನನಗೆ ಮೊದಲೇ ಗೊತ್ತಿದ್ರೆ ನಾನು ತಪ್ಪನೆ ಮಾಡ್ಲಿಕ್ಕೆ ಹೋಗ್ತಿದ್ದಿಲ್ಲ. ಈಗ ನಾನು ಕನ್ನಡಕ್ಕೆ ಎರಡು ಬಗೆದೆ, ಘಾತ ಮಾಡಿದೆ ಅನ್ನೋ ಆರೋಪವನ್ನ ಎದುರಿಸಬೇಕಾಗಿದೆ ಅಲ್ಲ? ಇಷ್ಟು ಸರಳ ಮಾತು ನಮ್ಮ ಬುದ್ದಿಜೀವಿಗಳಿಗೆ ಯಾಕೆ ಅರ್ಥ ಆಗುದಿಲ್ಲೋ ನನಗೂ ತಿಳಿಯೋದಿಲ್ಲ. ಕೆಲವರು ನಾನು ವಿದೇಶಿ ವಾಚಕರನ್ನ ಮನಸ್ಸಲ್ಲಿಟ್ಟುಕೊಂಡು ಕಾದಂಬರಿ ಬರೆದಿದ್ದೇನೆ ಅಂತ ಅಪಾದನೆ ಮಾಡಿದ್ದಾರೆ. ಆದರೆ ನನ್ನ ಬ್ರಿಟಿಷ್ ಪ್ರಕಾಶಕರು ನನಗೇದಿದ್ರೆ ಗೊತ್ತದೇನು? ನಿನ್ನ ಕಾದಂಬರಿಯಲ್ಲಿ ನಮಗೆ ಬಹಳ ಮೆಚ್ಚುಗೆ ಆದ ಅಂಶ ಎಂದ್ರೆ ಅದರ ಭಾರತೀಯತೆ. ನಿನ್ನ ಬರವಣಿಗೆಯಲ್ಲಿ ಭಾರತೀಯ ಮಧ್ಯಮ ವರ್ಗದ ಜೀವನದ ಸೊಗಡು ಇದೆ, ನಿನ್ನ ವಾಸನೆ ಇದೆ ಅಂತ. ಒಬ್ಬ ಪಂಡಿತರ ಹೇಳಿಕೆ ಪ್ರಕಾರ ಭಾರತೀಯ ಬರಹಗಾರ ತನ್ನ ಭಾವ ಪರಿಸರವನ್ನ ಇಂಗ್ಲಿಷ್ನಲ್ಲಿ ಪ್ರಾಮಾಣಿಕವಾಗಿ ಮೂಡಿಸೋದೇ ಅಸಾಧ್ಯ. ಭಾರತೀಯ ಲೇಖಕರ ಮಟ್ಟಿಗೆ ಹೇಳೋದಾದ್ರೆ ಇಂಗ್ಲಿಷ್ ಒಂದು ಅಪ್ರಾಮಾಣಿಕವಾದಂತಹ ಮಾಧ್ಯಮ. ಅರ್ಥಾರ್ಥ ಕನ್ನಡದಲ್ಲಿ ಬರೆಯುವ ಲೇಖಕರಲ್ಲಿ ಎಷ್ಟು ಪ್ರಾಮಾಣಿಕತೆ ಇರ್ತದೆ ಅಂತೂ ಕೇಳಬಹುದು ಅನ್ರಿ. ಆದ್ರೆ ಅಯ್ಯೋ, ಹಾಗೇನಾದ್ರೂ ಕೇಳಿಬಿಟ್ರೆ ಅದು ನಮ್ಮ ದ್ರೋಹಕ್ಕೆ ಸಾಕ್ಷಿ. ಏನೆಂದ್ರು ಕೊನೆಗೆ ತಪ್ಪು ನಮ್ಮದೇ. ಒಬ್ಬ ಕನ್ನಡ ಲೇಖಕ ತನ್ನ ಬರವಣಿಗೆಯಿಂದ ಇಂಗ್ಲಿಷ್ನಲ್ಲಿ ಯಶಸ್ವಿಯಾಗಿ ಬರೆಯುವ ಲೇಖಕನಷ್ಟು ಗಳಿಸೋದು ಅಸಾಧ್ಯ. ಟೀಕೆಯ ಮೂಲದಲ್ಲಿ ಇರೋದೇ ಈ ಇನ್ಸೆಕ್ಯೂರಿಟಿ. ನಾನು ಕನ್ನಡದಲ್ಲೇ ಬರೆದು ಬೆಳೆದದನಾದ್ರಿಂದ ನನಗೆ ಆ ದುಗುಡ ಅರ್ಥ ಆಗ್ತದೆ, ಆ ಅಸೂಯೆ ಅರ್ಥ ಆಗ್ತದೆ. ಉದಾಹರಣೆಗೆ ಈ ನನ್ನ ಕಾದಂಬರಿಗಾಗಿ ನನಗೆ ಕೇವಲ ಮುಂಗಡವಾಗಿ ದೊರೆತ ರಾಯಲ್ಟಿ ಎಷ್ಟಿದ್ರೆ ನಾನು ನನ್ನ ನೌಕರಿಗೆ ರಾಜೀನಾಮೆ ಕೊಟ್ಟೆ, ಸ್ವತಂತ್ರ ಲೇಖಕಿಯಾದೆ. ಇಷ್ಟು ಸಾಕೇನು? ಇನ್ನು ಎರಡನೇ ಪ್ರಶ್ನೆ, ಪುಣ್ಯಕ್ಕೆ ಕಾದಂಬರಿನ ಸಂಬಂಧಿಸಿದ್ದು. ಸರಳ ಪ್ರಶ್ನೆ. ನಾನು ಹೀಗೆ ಸದೃಢ ಪ್ರಕೃತಿಯ ಗಟ್ಟಿಮುಟ್ಟಾದ ಹೆಣ್ಣುಮಗಳು, ಎಂದೂ ಬೇನೆಯಿಂದ ಬಳಲಿದವಳೇ ಅಲ್ಲ. ನೋಡಿ, ಕಾಲೇಜಿನಲ್ಲಿ ಇದ್ದಾಗ ಲಾಂಗ್ ಜಂಪ್ ಚಾಂಪಿಯನ್ ಆಗಿದ್ದೆ ಅಂದಾಗ ಹಾಸಿಗೆ ಗಂಟಿ ನರಳಿದ ವ್ಯಕ್ತಿಯ ನೋವು ನಲಿವುಗಳನ್ನ ಇಷ್ಟು ಸೂಕ್ಷ್ಮವಾಗಿ ಚಿತ್ರಿಸುವುದು ನನಗೆ ಹೇಗೆ ಸಾಧ್ಯ ಆಯಿತು? ಜೀವನಕ್ಕಾಗಿ ಹಸಿದಿದ್ದ ಒಬ್ಬ ಯುವತಿ ರೋಗಗ್ರಸ್ತಳಾಗಿ ಸಾವಿನತ್ತ ತೇಲಿ ಹೋಗುತ್ತಿರುವುದನ್ನು ಚಿತ್ರಿಸುವ ಸಂವೇದನೆಯ ಅನುಕಂಪೆ ಆ ಎಂಪತನ ಎಲ್ಲಿಂದ ಬಂತು? ನಿಜ ಹೇಳಬೇಕು ಅಂದ್ರೆ ಮತ್ತಿದನ್ನು ಹೇಳುವಾಗ ನನ್ನ ಕಣ್ಣು ತುಂಬಿ ಬರ್ತವೆ. ಇದಕ್ಕೆ ಸ್ಫೂರ್ತಿ ನನ್ನ ತಂಗಿ ಮಾಲಿನಿ. ಆಕೆ ಚಿಕ್ಕವಳಿದ್ದಾಗಲೇ ಆಕೆ ಬೆನ್ನು ಹುರಿಯ ಕೆಳಭಾಗ ಹುಡಿಯಾಗಲಿಕ್ಕೆ ಹತ್ತಿತ್ತು. ಗ್ರಾಜುವಲ್ ಡಿಟೋರೇಷನ್ ದ ಲೋವರ್ ಸ್ಪೈನ್. ಹಾಸಿಗೆ ಗಂಟಿಕೊಂಡೇ ಬಾಳ್ಬೇಕಾಗಿ ಬಂತು. 6 ವರ್ಷಗಳ ಹಿಂದೆ ನಮ್ಮ ತಂದೆ ತಾಯಿ ತೀರ್ಕೊಂಡ್ರು. ಆಗ ನಾನು ಅವಳನ್ನ ಇಲ್ಲೇ ನಮ್ಮ ಜೇನೆ ಮನೆ ಕರೆಸಿಕೊಂಡೆ. ಈ 5-6 ವರ್ಷ ನಾನೇ ಆರೈಕೆ ಮಾಡಿದೆ. ಕೊನೆ 1 ವರ್ಷ ಅಂತೂ ಅವಳ ಆರೋಗ್ಯ ಕುಗ್ಗಿ ಹೋಯ್ತು. ಆಕೆ ಬಹಳ ದಿನ ಬದುಕೋದಿಲ್ಲ ಅನ್ನೋದು ನಮಗೂ ಗೊತ್ತಿತ್ತು, ಅವಳಿಗೂ ಗೊತ್ತಿತ್ತು. ನನಗೆ ಮಕ್ಕಳಿಲ್ಲ, ಅವಳೇ ನಮ್ಮ ಮಗುವಾದ್ಲು. ಅವಳು ಆರೈಕೆ ಮಾಡ್ತಿದ್ದೇನೆ ಅಂತ ನನಗೆ ಎಂದೂ ಅನಿಸ್ಲೇ ಇಲ್ಲ. ಅವಳ ಜೊತೆಗೆ ಸಾವಿನ ಅನಿವಾರ್ಯತೆಯನ್ನು ಎದುರಿಸುತ್ತಾ ಸಾಕಾಲ ನೋವಿನ ಸಹವಾಸದಲ್ಲಿ ನಾನು ಭಾಗಿಯಾದೆ.

0: ಈ ಕಾದಂಬರಿ ಇರೋದೇ ಅವಳ ಬಗ್ಗೆ, ಅವಳು ಪಟ್ಟ ಯಾತನೆಯ ಬಗ್ಗೆ, ಬೀರಿದ ಸಂತಸದ ಬಗ್ಗೆ. ನನ್ನ ತಂಗಿ ಮಲಿನಿ ಕಳೆದ ವರ್ಷ ತೀರಿ ಹೋರ್ಲು. ಆಕೆ ಕಂಡುಡ್ಡದನ್ನ, ಬಯಸಿದ್ದನ್ನ, ಕನಸಲ್ಲಿ ಕಂಡದ್ದನ್ನ ಶಬ್ದಗಳಲ್ಲಿ ಮರಳಿ ಬದುಕೋ ಪ್ರಯತ್ನ ನನ್ನದು. ಅವಳ ಸಾವಿನಿಂದ ನಮ್ಮ ಬಾಳಿನಲ್ಲಿ ಉಂಟಾದ ಪೊಳನ್ನು ತುಂಬಿಕೊಳ್ಳೋ ಪ್ರಯತ್ನ ಇದು. ನನ್ನ ತಂಗಿ, ನೆಚ್ಚಿನ ಸೋದರಿ, ಯಾವಾಗಲೂ ನಗನಗ್ತಾ ಇದ್ದ ಗೆಳತಿ, ನನಗಿಂತ ಹೆಚ್ಚು ಬುದ್ಧಿವಂತೆ, ಸಂವೇದನಾಶೀಲ ವ್ಯಕ್ತಿ, ಅವಳಿಲ್ಲದೆ ನಾನು ಒಬ್ಬಳಿಯಾಗಿದ್ದೇನೆ. ಆ ಒಂಟಿತನವನ್ನು ತುಂಬಿಕೊಳ್ಳುವ ಯತ್ನ ಇದು. ಅವಳೊಬ್ಬಳನ್ನು ಬಿಟ್ರೆ ಈ ಕಾದಂಬರಿ ಉಳಿದ ಎಲ್ಲಾ ಪಾತ್ರಗಳು ಕಾಲ್ಪನಿಕ ಎಂದು ಬೇರೆ ಹೇಳಬೇಕಾಗಿಲ್ಲ. ನಾನಿಲ್ಲಿ ಒಂದು ಋಣವನ್ನ ಮನ್ನಿಸಲೇಬೇಕು ನನ್ನ ಯಜಮಾನರಾದ ಪ್ರಮೂರ್ತಿಯವರಿಗೆ. ಪ್ರತಿ ಕ್ಷಣ ನನ್ನ ಯಜಮಾನರು ನನ್ನ ಬೆನ್ನಿಗೆ ನಿಂತರು, ನನ್ನ ಭರವಸೆ ಕೊಟ್ಟರು. ಅವ್ರ ಬೆಂಬಲ ಇಲ್ದಿದ್ರೆ ಈ ಕಾದಂಬರಿನ ಪೂರ್ಣಗೊಳಿಸಲಿಕ್ಕೆ ನಾನು ಅಸಮರ್ಥಳಾಗುತ್ತಿದ್ದೆ. ಈ ಕಾದಂಬರಿಯನ್ನ, ಈ ಹೊತ್ತಿನ ಸಂಜೆಯನ್ನ ಆ ನನ್ನ ನೆಚ್ಚಿನ ಪ್ರಮೋದ್ ಮೂರ್ತಿಯವರಿಗೆ ಅರ್ಪಿಸಿದ್ದೇನೆ. ವಂದನೆಗಳು. ಓಹ್, ಆಯ್ತಿಲ್ಲೇನೋ ರಜಾ, ಸರಿಯಾಗಾಯ್ತೇ ಇಲ್ಲೋ? ಬಹಳ ತೊದಲಿಲ್ಲ ಹೋದಲ್ಲ. ಓಕೆ, ನಾನೀಗ ಹೊರಡ್ಬೋದಲ್ಲ. ಗುಡ್, ಥ್ಯಾಂಕ್ ಯು. ಈಗ ಕಿರುಚಾಡಿಕೊಳ್ಳಿ, ನೋಡೋಣ ಇನ್ನೇನು ಗದ್ದಲ ಎಬ್ಬಿಸ್ತಾರಂತ. ಅವ್ರ ಕಡೆ ಸಾಕಷ್ಟು ಒದಕ್ಕೆ ತಿಂದದ್ದಾಯ್ತು, ಈಗ ನಾನು ವಾಪಸ್ ಎರಡು ಕೊಟ್ರೆ ತಪ್ಪೇನಿಲ್ಲ.
1: ಎಲ್ಲ ಹೊರಟೆ?
0: ಯಾರದ? ಏನಿದು?
1: ಇಷ್ಟರಲ್ಲಿ ನೀನು ಹೋಗ ಹಾಗಿಲ್ಲ.
0: ಅಯ್ಯೋ, ಕ್ಯಾಮ್ರಾ ಇನ್ನು ಆನ್ ಇದೇನು?
1: ಇಲ್ಲ, ಆಫ್ ಆಗಿದೆ.
0: ಹಾಗಾದ್ರೆ ನೀನು ಅಲ್ಲ, ನಾನು, ನೀನು, ನಾನು.
1: ನೀನು ನಿಂತಿದ್ದೆ, ನಾನು ಕೂತಿದ್ದೇನೆ. ಕ್ಯಾಮ್ರಾ ಆಗಿದ್ರೆ ನಾನು ನಿನ್ ಹಾಗೆ ನಿಂತಿರ್ತಿದ್ದೆ. ಹೌದು ಅಲೋ?
0: ಏನಿದು ತಲೆ ಹರಟೆ? ಏನಿದು? ಹಲೋ, ಹಲೋ ರಾಜಾ. ಏ ರಾಜಾ, ಕ್ಯಾಮ್ರಾ ಇನ್ನು ಆಫ್ ಆಗಿಲ್ಲೇನು? ಟೆಲಿಫೋನ್ ಶುರು ಆಗಿಲ್ಲೇನು? ಛೇ, ಹಲೋ, ಹಲೋ ರಾಜಾ, ಏನಾದ್ರೂ ಟೆಕ್ನಿಕಲ್ ಸಮಸ್ಯೆ ಆಗಿದೆಯೇನೋ?
1: ಇಲ್ಲ, ಟೆಕ್ನಿಕಲ್ ಸಮಸ್ಯೆ ಏನೂ ಇಲ್ಲ.
0: ಛೇ, ಟೇಪ್ ಗೆ ಸಕ್ಕೊಂಡಿರ್ಬೇಕು. ಏ ರಾಜಾ, ರಾಜಾ ಹೆಲ್ಪ್! ಏ ರಾಜಾ, ರಾಜಾ, ರಾಜಾ.
1: ಇಷ್ಟು ಅಳವರಿಸಿಕೊಳ್ಳೋ ಹಾಗೆ ಏನಾಗಿದೆ ನಿನಗೆ? ಇಲ್ಲಿ ನಾನು ಇದ್ದೀನಿ.
0: ನೀನು, ನೀನು, ನೀನಂದ್ರೆ ಯಾರು ನೀನು?
1: ನಾನು ಅಂದ್ರೆ ನೀ,
0: ನಾನು ಅಂದ್ರೆ ನೀನು, ನೀನು ಅಂದ್ರೆ ನಾನು. ಛೇ ಛೇ, ಇದೇನಿದು ಅಸಂಬದ್ಧ?
1: ಅದು ನಿಜ.
2: ನಿನ್ನ ಭಾಷಣ ಸುಂದರವಾಗಿತ್ತು, ವೀಕ್ಷಕರೆಲ್ಲ ಖುಷ್. ಕನ್ಗ್ರಾಚ್ಯುಲೇಷನ್ಸ್.
0: ಛೇ, ಟೆಲಿಫಿಲ್ಮ್ ಇನ್ನು ಶುರು ಆಗಿಲ್ಲೇನು?
1: ಟೆಲಿಫಿಲ್ಮ್ ಸುರುಗಾಡಿ ಹೋಯ್ತು. ಫಿಲ್ಮ್
0: ನಾನು ಅವ್ರಿಗೆ ಮೊದ್ಲು ಹೇಳಿದ್ದೆ, ಟೆಲಿಫಿಲ್ಮ್ ಅಂದ್ರೆ ಬೇರೆ ಬೇರೆ ಲೊಕೇಶನ್ ಬೇಕು, ಮೂವ್ಮೆಂಟ್ ಬೇಕು ಅಂತ. ಆದ್ರೆ ಇಲ್ಲಿ ಇಡೀ ಕತೆ ಒಂದೇ ಮನೆಯೊಳಗೆ, ಬೇಡಂದಿದ್ದೆ. ನನಗೇನಂತೆ, ಒಳ್ಳೆ ರಾಯಲ್ಟಿ ಕೊಟ್ರು.
1: ಇವತ್ತಿನ ಕಾರ್ಯಕ್ರಮ ಮುಗಿದ ಬಳಿಕ ಎಲ್ಲರೂ ನಿನ್ನ ಭಾಷಣದ ಬಗ್ಗೆ ಆಡ್ಕೊತಿರ್ತ ನೋಡ್ತಿರು. ನನ್ನ ಕಾಳಿನ ದಾಂಡಿಗರಿಗೆ ಒಳ್ಳೆ ಉತ್ತರ ಕೊಟ್ಟೆ. ನಾಳೆ ಪೇಪರ್ ನಿನ್ನ ಹೇಳಿಕೆಯಿಂದಲೇ ತುಂಬಿರ್ತವೆ, ಮತ್ತೆ ವಿವಾದ ಕೇಳುತ್ತದೆ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ.
0: ಕೇಳಲಿ, ಅದೇ ನನ್ನ ಉದ್ದೇಶ ಇತ್ತು.
1: ಎಕ್ಸಲೆಂಟ್. ಆದ್ರೂ ಕಸರು ತೆಗಿಲೇಬೇಕು ಅಂತಿದ್ರೆ ನಿನ್ನ ತಂಗಿಯ ಬಗ್ಗೆ ನೀನು ಆಡಿದ ಮಾತು ಹೃದಯದ್ರಾವಕವಾಗಿತ್ತು, ನಿಜ. ಆದ್ರೆ ಕಣ್ಣೀರು ಬೇಕಾಗಿತ್ತೇನು?
0: ಇಲ್ಲ, ನಾನು ನಾಟಕ ಆಡ್ಲಿಲ್ಲ. ನನಗೆ ಮಾಲಿನಿ ಬಗ್ಗೆ ಪ್ರೀತಿ ಇತ್ತು, ಇಂದಿಗೂ ಇದೆ. ನಾನು ಅವಳನ್ನು ಪ್ರೀತಿಸಿದ ಹಾಗೆ ಇನ್ ಯಾರನ್ನೂ ಪ್ರೀತಿಸಲಿಲ್ಲ, ನನ್ನ ಗಂಡನನ್ನು ಕೂಡ.
1: ಹೌದೇನು?
0: ಕಾದಂಬರಿಯಲ್ಲಿ ಅವಳ ವ್ಯಕ್ತಿತ್ವನ್ನ ನಿಚ್ಚಳವಾಗಿ ಹಿಡಿಯೋದು ನನ್ನ ಕೈಲಾಗ್ಲೇ ಇಲ್ಲ. ಒಪ್ಕೋಬೇಕು, ಆಕೆ ಕಾಣ್ಲಿಕ್ಕೆ ರೂಪವತಿಯಾಗಿದ್ಲು, ನನಗಿಂತ ಅದೆಷ್ಟೋ ಪಟ್ಟು ಬುದ್ಧಿಶಾಲಿ. ನಾನು ಅವಳ ಮಟ್ಟಕ್ಕೆ ಬರಲೇ ಇಲ್ಲ. ನಾನು ಆಕೆಗೆ ಸಮಸಮ ಅಲ್ವೇ ಅಲ್ಲ ಅನ್ನೋದನ್ನ ಚಿಕ್ಕಂದಿನ ಒಪ್ಕೊಂಡ್ಬಿಟ್ಟಿದ್ದೆ.
1: ಅಂಥವಳ ಪಾಲಿಗೆ ಇವಳೇ ಬರಬಾರದಿತ್ತು, ನಿಜ. ಆದ್ರೆ ಅನಾರೋಗ್ಯದಿಂದ ಅವಳಿಗೂ ಒಂದು ಫಾಯ್ದೆ ಆಯ್ತಲ್ಲೇನು? ಅವಳು ಬಯಸಿದ್ದೆಲ್ಲ ಸಿಕ್ತಲ್ಲೇನು?
0: ಇಲ್ಲ, ಅವಳು ಏನೂ ಬಯಸಲಿಲ್ಲ, ಏನನ್ನೂ ಬೇಡ್ಲಿಲ್ಲ. ಅವಳ ಬೇಣೆಯ ಸ್ವರೂಪ ಗೊತ್ತಾಗಿದ್ದೆ ತಡ. ಅಪ್ಪ ಅವ ಧಾರವಾಡ ಬಿಟ್ಟು ಬೆಂಗಳೂರು ಬಂದ್ರು, ಇಲ್ಲೇ ಕೋರಮಂಗಲದಲ್ಲಿ ಮನೆ ಮಾಡಿದ್ರು. ಆ ಬಳಿಕ ತಮ್ಮನ್ನ, ತಮ್ಮ ಇಡೀ ಅಸ್ತಿತ್ವವನ್ನ ಆಕೆ ಆರೈಕೆಗೆ

0: ಇಲ್ಲ, ಒಪ್ಕೋಬೇಕು, ಅದೆಲ್ಲ ನನ್ನಲ್ಲಿ ಇರಲಿಲ್ಲ. ಅಪ್ಪ ಅವಗೂ ಅದು ಗೊತ್ತಿತ್ತು. ಶಿಕ್ಷಣ ಮುಗಿದ ಮೇಲೆ ನೌಕರನೂ ಬೆಂಗಳೂರು ಕಾಲೇಜ್ನಲ್ಲೇ ಸಿಕ್ತು. ಆಗೆಲ್ಲ ಒಟ್ಟಾಗೆ ಇದ್ದು ಕೋರಮಂಗಲದಲ್ಲಿ. ಎಂಥ ಉಲ್ಲಾಸದ ಕಾಲದು. 6 ತಿಂಗಳಲ್ಲೇ ನನಗೆ ಪ್ರಮೋದನ ಪರಿಚಯ ಇತ್ತು, ಲಗ್ನನೂ ಆಯ್ತು. ಮಕ್ಕಳಿಲ್ಲ ಅಂತ ಬಿಟ್ರೆ ಬೇರೆ ಯಾವ ಕೊರಗೂ ಇಲ್ಲ, ಬೆರಗೂ ಇಲ್ಲ. ಅಪ್ಪ ಪಾಲ್ಕೊಟ್ಟ, ಬೇರೆ ಮನೆ ಮಾಡಿಸ್ಕೊಟ್ಟ. ಜಯನಗರದಲ್ಲಿ ಅಂದವಾದ ಮನೆ, ಆದರೆ ಮುಖ್ಯ ಆಸ್ತಿ ಪಾಸ್ತಿ ಎಲ್ಲ ಮಾಲಿನಿ ಹೆಸರಿನಲ್ಲೇ ಇಟ್ಟ. ಅವಳ ಆರೈಕೆಗೆ ಅಂತ. ಅದು ಸರಿನೇ ಇರ್ಬೋದು.
1: ಅಪ್ಪ ತೀರ್ಕೊಂಡಾಗ ನೀವು ಆ ಕೋರ್ಮಗಳ ಮನೆಗೆ ಹೋಗ್ಬೋದಿತ್ತಲ್ಲ, ಅದ್ರ ಬದಲಾಗಿ ಅವಳನ್ನೇ ಯಾಕೆ ಜಯನಗರಕ್ಕೆ ಕರ್ಕೊಂಡು ಬಂದ್ರಿ?
0: ಅಲ್ಲ, ಸ್ವಂತ ಮನೆ ಆದಮೇಲೆ ಒಗ್ಗಿ ಹೋಗಿರ್ತದ ನೋಡು. ಅಲ್ದ ನನ್ನ ಕಾಲೇಜು ಸಮೀಪ ಇತ್ತು. ಇನ್ನು ಕೋರ್ಮಂಗಲದಿಂದ ಆದ್ರೆ ಕಾಶಿ ಯಾತ್ರೆ. ಎಲ್ಲಕ್ಕೂ ಮುಖ್ಯ ಅಂದ್ರೆ ಕೋರ್ಮಂಗಲ್ ನೆರೆಹೊರೆಯಲ್ಲಿ ಕಡ ಕುಟುಂಬಗಳೇ ಇರಲಿಲ್ಲ. ನನ್ನ ಬರವಣಿಗೆಗೆ ಮಧ್ಯಮ ವರ್ಗದ ಕಿಂಚಿತ್ತಾದ್ರೂ ವಾತಾವರಣ ಬೇಕಾಗಿತ್ತು. ಆ ಕಾಲದಲ್ಲಿ ನಾನು ಕನ್ನಡದಲ್ಲಿ ಬರೀತಿದ್ನಲ್ಲ.
1: ಆಕೆಗೆ ಕನ್ನಡ ಬರ್ತಿದ್ದಿಲ್ಲ.
0: ಇಲ್ಲ, ಬರ್ತಿತ್ತು. ಮನೆ ಮಾತು ಇಲ್ಲ ಅಂತೇನಿಲ್ಲ. ಅಡಿಗೆ ಆಕೆ, ಕೆಲಸದಾಕೆ, ಅವ್ರ ಮಟ್ಟಿಗೆ ಸಾಕಾಗ್ತಿತ್ತು. ಅದರ ಆಚೆಗೆ ಏನೂ ಇಲ್ಲ.
1: ಅದಕ್ಕೆ ಕನ್ನಡ ನಿನ್ನ ಪಾಲಿಗೆ ಬಂತೇನು?
0: ಅದಕ್ಕೆ ನಾನು ಕನ್ನಡ ಲೇಖಕಿ ಆದ್ನೋ ಏನೋ. ಆದ್ರೆ ಖರೆ ಹೇಳೋದಾದ್ರೆ ನಾನು ಈ ಮಾತನ್ನ ಈ ಮೊದಲು ಬಹಿರಂಗ ಎಲ್ಲೂ ಹೇಳ್ಕೊಂಡಿಲ್ಲ. ಇಂಗ್ಲಿಷು ಭಾರತೀಯರ ಆಡು ಮಾತು ಅಲ್ಲವಾದ ಕಾರಣ ಕನ್ನಡ ಬದುಕಿನ ಅಂತಸತ್ವವನ್ನ ಇಂಗ್ಲಿಷ್ನಲ್ಲಿ ಮೂಡಿಸೋದು ಅಸಾಧ್ಯ ಅಂತ ವಾದ ಹೂಡದೇ ಇದ್ರೆ ಅಬ್ಬಾ ಎಂಥ ವಾಕ್ಯ ನೋಡ್ರಿ. ಈ ವಾದ ಹೌದಾದ್ರೆ ನನ್ನ ತಂಗಿಯ ಜೀವನದ ಬಗ್ಗೆ ಕನ್ನಡದಲ್ಲಿ ಬರೆಯೋದೇ ಅಸಾಧ್ಯ ಮಾತಾಗಿತ್ತು. ಯಾಕೆಂದ್ರೆ ಆಕಿನ ರಾತ್ರಿ ಇಂಗ್ಲಿಷ್ನೇ ಮಾತಾಡ್ತಿದ್ಲು. ಆಕಿನ ಮನೆಗೆ ಬಂದದ್ರಿಂದ ನನಗೊಂದು ಫಾಯ್ದೆ ಅದು. ನನ್ನ ಇಂಗ್ಲಿಷ್ ಸುಧಾರಿಸ್ತು, ಅಕಾಡೆಮಿಕ್ ಇದ್ದಿದ್ದು ಕ್ರಿಯೇಟಿವ್ ಆಯ್ತು.
1: ಹಾಗಾದ್ರೆ ನಿನ್ನ ಮುಂದಿನ ಕಾದಂಬರಿ ಅದನ್ನು ಇಂಗ್ಲಿಷ್ನಲ್ಲಿ ಬರೀತೇನು?
0: ಇನ್ನೊಂದು ಯಾಕೆ ಬೇಕು? ಒಂದು ಸಾಕಲ್ಲ?
1: ಬೇಕಾದಷ್ಟು ಬೆಳೆಸಿದೆ.
0: ಬೇಕಾದಷ್ಟಲ್ಲ, ಸಾಕಾದಷ್ಟು ಅನ್ನೋಣ, ಸಾಕಾಗುವಷ್ಟು ಅನ್ನೋಣ.
1: ಬೇರೆ ಏನ್ ಮಾಡ್ತಿ? ಖಾಲಿ ಮನಿ, ತಂಗಿನ ಇಲ್ಲ, ಬಳಸ್ಕೊಳಿಕ್ಕೆ ವಿಷಯನೇ ಇಲ್ಲ.
0: ಏನಿದು ನಿನ್ ಚುಚ್ಚು ಮಾತಿನ ಅರ್ಥ? ಅಂದ್ರೆ ನಾನು ನನ್ನ ತಂಗಿಯ ವೇದನೆಯನ್ನ ನನ್ನ ಯಶಸ್ಸಿಗಾಗಿ ಬಳಸ್ತೇ ಅಂತೇನು? ಈ ಕಾದಂಬರಿಯಲ್ಲಿರೋದು ಬರೀ ಅವಳ ಜೀವನ ಅಲ್ಲ, ನನ್ನ ಜೀವನವೂ ಹೌದು. ಬಹಿರಂಗವಾಗಿ ಒಪ್ಕೊಳ್ಳದೇ ಇದ್ರು ನಾನು ಅಲ್ಲಿ ಒಂದು ಪಾತ್ರವಾಗಿದ್ದೇನೆ, ಆಕೆಯ ಅತಿಯಾಗಿ. ಕಾದಂಬರಿಯ ಖಳನಾಯಕಿ.
1: ನಿನ್ನ ಬಗ್ಗೆ ವಸ್ತುನಿಷ್ಠವಾಗಿ ಬರೆದುಕೊಳ್ಳೋ ಪ್ರಯತ್ನ ಇರೋದು?
0: ಇಲ್ಲಿಲ್ಲ ಇಲ್ಲಿಲ್ಲ, ನಾನು ಅಷ್ಟು ಕೆಟ್ಟವಳಲ್ಲ. ಆದರೆ ಕಥಾನಕದ ರಚನೆಗೆ ಒಂದು ನೆಗೆಟಿವ್ ಪಾತ್ರ ಬೇಕಾಗಿತ್ತು. ನಾಯಕಿ ಅಷ್ಟು ಒಳ್ಳೆಯವಳು ಅಂದಾಗ ಅದಕ್ಕೆ ಕೌಂಟರ್ ಪಾಯಿಂಟ್ ಆಗಿ ಒಬ್ಬ ಮಂತ್ರಿಣು ಬೇಕಾಗ್ತಾಳೆ. ತಾಂತ್ರಿಕ ಅವಶ್ಯಕತೆ ಅದು. ನಾನು ಬೆಂಗಳೂರಿಗೆ ಬಂದು ಕೆಲಸಕ್ಕೆ ಹತ್ತಿದೆ. ಕೆಲವು ದಿವಸಗಳಲ್ಲೇ ಅವನ ಪರಿಚಯ ಆಯಿತು. ಅವರಿಗೆ ನನ್ನ ಬಗ್ಗೆ ಆಕರ್ಷಣೆ ಅನಿಸ್ತು. ಅದಕ್ಕೆ ಅವನು ಏನ್ ಮಾಡಿದ ಗೊತ್ತದೇನು? ನನ್ನ ಗೆಳತಿ ಒಬ್ಬಳಿದ್ಲು, ನಾವಿಬ್ರು ಯಾವಾಗಲೂ ಜೋಡಿಯಾಗಿ ಇರ್ತಿದ್ವಿ. ಪ್ರಮೋದ ನಂದು ಪತ್ರ ಬರೆದ, ಅವಳಿಗೂ ಒಂದು ಪತ್ರ ಬರೆದ. ನನಗ್ ಬರೆದ ಪತ್ರ ಅವಳು ವಿಳಾಸಕ್ಕೆ ಪೋಸ್ಟ್ ಮಾಡ್ದ, ಅವಳಿಗೆ ಬರೆದ ಪತ್ರ ನನ್ನ ವಿಳಾಸಕ್ಕೆ ಪೋಸ್ಟ್ ಮಾಡ್ದ. ಗೊತ್ತಿಲ್ಲದೆ ಅದಲು ಬದಲು ಆದ ಹಾಗೆ. ಅಂದ್ರೆ ನನ್ನ ಕೈ ಸೇರಿದ ಪತ್ರ ಅವಳಿಗೆ ಬರೆದಿತ್ತು. ಅದರೊಳಗ ನಾನು ಅವನು ಹೇಗೆ ಸತಾಯಿಸ್ತೇನೆ, ಹೇಗೆ ಅವನು ಬಾಳನ್ನೇ ಅಸಹ್ಯಗೊಳಿಸ್ಬಿಟ್ಟೇನೆ ಅನ್ನೋದನ್ನ ಕೂಲಂಕಷವಾಗಿ ವಿವರಿಸಿದ್ದ. ಅಲ್ಲಿ ತನಕ ಅವನಿಗೆ ನನ್ನಲ್ಲಿ ಆಸಕ್ತಿ ಇದೆ ಅನ್ನೋದೇ ನನಗೆ ಗೊತ್ತಿದ್ದಿಲ್ಲ. ನಾನು ನನ್ನ ಫ್ರೆಂಡ್ ಇಬ್ರು ಜೊತೆಗೆ ಹೋಗಿ ಅವನನ್ನು ಎದುರಿಸಿದ್ವಿ. ಆಕೆ ಮೆಲೋಡ್ರಾಮಿಟಿಕ್ ಆಗಿ ಪತ್ರ ಚೂರ್ ಚೂರ್ ಮಾಡಿ ಆ ತುಣುಕಣನೆಲ್ಲ ಅವನ ತಲೆ ಮೇಲೆ ಸುರಿದು ಹೊರಟೋಗ್ಬಿಡ್ಲು. ಪಾಪ, ನನಗೆ ಕೈ ಅನಿಸ್ತು, ಅಯ್ಯೋ ಮುಟ್ಟಾಳ, ನೀನು ತನ್ನನ್ನ ಪ್ರೇಮ ಕಲಾ ಪ್ರವೀಣ ಅಂತ ತಿಳ್ಕೊಂಡ ಹಾಗಿದೆ. ಆದ್ರೆ ಪ್ರತಿಯೊಬ್ಬ 14 ವರ್ಷದ ಹುಡುಗ ತಾನೇನೋ ಹೊಸದನ್ನ ಮಾಡ್ತಿದ್ದೇನೆ ಅಂತ ನಂಬಿ ಇದನ್ನೇ ಮಾಡ್ತಾನೆ. ಗೊತ್ತಿಲ್ಲೇನೋ ಅಂತ ಚೀಮಾರಿ ಹಾಕಿದೆ. ಏ, ಅವನ ಮುಖ ನೋಡ್ಬೇಕಾಗಿತ್ತು, ಕೆಂಪೇರಿ ಬೆವತ್ತು ತಪಂಡಿ ಹಾಕ್ಬಿಟ್ಟಿದ್ದ.
1: ಆದ್ರೂ ನೀ ಸಿಕ್ಕಿ ಅಂದ್ರೆ ಅವನ ಯುಕ್ತಿ ಯಶಸ್ವಿಯಾಯ್ತು ಅಂತಾಯ್ತು.
0: ಯುಕ್ತಿ ಯುಕ್ತಿ ಏನು ಮಣ್ಣು? ಅಂತ ಹೆಡ್ಡೆತನದ ಪ್ರದರ್ಶನ ಮಾಡಿದ್ಮೇಲೆ ಆತ್ಮಗೌರವಿಸ್ಕೊಳ್ಳಿಕ್ಕೆ ಒಂದೇ ಹಾದಿ ಇತ್ತು, ನನ್ನನ್ನು ಮದುವೆ ಆದ. ನಾನು ಒಪ್ಪಿದೆ.
1: ನಿನ್ನ ಗೆಳತಿ ಏನಂದ್ಲು?
0: ನನ್ ಜೊತೆ

0: ಮಾತೇ ನಿಲ್ಲಿಸ್ಬಿಟ್ಲು. ಹೆಂಗಸರು ಅವನನ್ನು ಕಂಡ್ರೆ ಬಹಳ ಇಷ್ಟಪಡ್ತಾರೆ.
1: ಮಾಲಿನಿ
0: ಅವಳು ಹೆಂಗಸೆ ಅಲ್ವೇನು?
1: ಅವರಿಬ್ಬರಲ್ಲಿ ಬಹಳ ಸಲಿಗೆ ಇದೇನು?
0: ಮಾಲಿನಿಗೆ ಪ್ರಮೋದ್ ಅಂದ್ರೆ ಪಂಚಪ್ರಾಣ, ಅವನಿಗೂ ಅವಳ ಬಗ್ಗೆ ಮಮತೆ ಇತ್ತು.
1: ನಿನಗದ್ರಿಂದ ಸ್ವಲ್ಪ ಕಿರಿಕಿರಿ ಆಗ್ಲಿಲ್ಲೇನು?
0: ಕಿರಿಕಿರಿ ನನ್ನ ಪುಣ್ಯ ಅನ್ಬೇಕು. ಅವನು ಸಾಫ್ಟ್ವೇರ್ ವ್ಯಕ್ತಿ, ಇಡೀ ದಿವಸ ಮನೆಯಲ್ಲಿ ದುಡಿತಿದ್ದ. ಇನ್ನಾಕೆ ಅಂತೂ ಮನೆ ಬಿಡೋ ಹಾಗಿದ್ದಿಲ್ಲ. ಅವರಿಬ್ರು ಸ್ವಭಾವ ಕೂಡಿ ಬರೆದಿದ್ರೆ ನನಗತಿ ಏನಾಗ್ತಿತ್ತು? ಅಲ್ಲದ ಪ್ರಮೋದನು ಅಕ್ಕಪಕ್ಕದಲ್ಲಿ ಇಬ್ರು ಹೆಂಗಸರಿದ್ರ ಗೆಲುವಾಗಿ ಇರ್ತಾನ. ಅದಕ್ಕ ನಾನವನ ತಿರುಪತಿ ತಿಮ್ಮಪ್ಪ ಅಂತ ಕರೀತಿದ್ದೆ.
1: ನಿನ್ನ ಬಗ್ಗೆ ಅಭಿಮಾನ ಅನ್ಸ್ತಿರ್ಬೇಕಲ್ಲ. ಕಾದಂಬರಿ ಯಶಸ್ಸು, ಕಾದಂಬರಿ ನನ್ನ ವ್ಯಕ್ತಿ ಚಿತ್ರಣ, ಇವತ್ತಿನ ಭಾಷಣದಲ್ಲಿ ನೀನು ಅವನಿಗೆ ಸಲ್ಲಿಸಿದ ಶ್ರೇಯಸ್ಸು.
0: ಇವತ್ತಿನ ಭಾಷಣ ತನಕ ತಲುಪ್ತದೆ ಇಲ್ಲೋ ದೇವರೇ ಬಲ. ಅದ್ರ ಸುದ್ದಿನೂ ತಲುಪ್ಲಿಕ್ಕಿಲ್ಲ, ಯಾಕಂದ್ರ ಈಗ ಅವ ಇಂಡಿಯಾದೊಳಗಿಲ್ಲ, ಅಮೇರಿಕೊಳಗದಾನ.
1: ಅಮೇರಿಕಾಗ ಯಾವಾಗ ಹೋದ?
0: ಹೋಗಿ ಒಂದ್ ವರ್ಷಕ್ಕೂ ಮೇಲಾಯ್ತು. ಈಗ ಲಾಸ್ ಏಂಜಲ್ಸ್ ನಲ್ಲೇ ಇರ್ತಾನ, ಅಲ್ಲೇ ಸೆಟ್ಲ್ ಆಗ್ಬಿಟ್ಟಾನ.
1: ಕಾದಂಬರಿ ಓದಿದ್ದಾನೋ ಇಲ್ಲ?
0: ಅಮೆರಿಕದಲ್ಲೇ ಕಾದಂಬರಿ ಪ್ರಕಾಶನ ಸಾಕಷ್ಟು ಸಡಗರದಿಂದಲೇ ಆಯ್ತು. ಆಗ ನಾನು ನ್ಯೂಯಾರ್ಕ್ ನಲ್ಲಿ ಇದ್ದೆ, ಅಲ್ಲಿಗೆ ಇಮೇಲ್ ಕಳಿಸ್ಕೊಟ್ಟು ಅಭಿನಂದನೆ ಮಾಡ್ದ.
1: ನನಗೆ ಯಾವ ಸಂಗತಿ ಮೊದಲಾಯ್ತು, ಯಾವ್ದು ಆಮೇಲಾಯ್ತು ಅನ್ನೋದೇ ತಿಳಿದ ಹಾಗಿದೆ. ಸ್ವಲ್ಪ ಬಿಡಿಸಿ ನೋಡೋಣ. ಪ್ರಮೋದ್ ಅಮೆರಿಕ ಹೊರಟಾಗ ಮಾಲಿನಿ ಇನ್ನು ಬದುಕಿದ್ರೋ ಇಲ್ಲೋ?
0: ಏ ಏ ಏ, ಯಾರು ನೀನು? ನನ್ನ ಖಾಸಗಿ ಜೀವನದಲ್ಲಿ ಚೌಕಾಸಿ ಮಾಡೋ ಅಧಿಕಾರ ಯಾರು ಕೊಟ್ಟು ನಿಂಗೆ? ನೀನು ನಾನಾಗಿದ್ರೆ ನಿನಗೆ ಇದೆಲ್ಲ ಮೊದಲೇ ಗೊತ್ತಿರಬೇಕಿತ್ತು. ಇಲ್ದಿದ್ರೆ ನೀನೊಂದು ಎಲೆಕ್ಟ್ರಾನಿಕ್ ಬಿಂಬ, ಮುಖ ಮುಚ್ಕೊಂಡಾದ್ರೆ ಹೋಗ್ಬಾರ್ದೇನು? ಸರಿ ಬಿಡಿಸಿ ಹೇಳ್ತೇನೆ. ಮಾಲಿನಿ ಬದ್ದಿದಾಗ್ಲೇ ಅಮೆರಿಕನ್ ಸಾಫ್ಟ್ವೇರ್ ಕಂಪನಿಯಿಂದ ಪ್ರಮೋದನಿಗೆ ಆಫರ್ ಬಂದಿತ್ತು. ಆ ಸುದ್ದಿ ಕೇಳಿ ಮಾಲಿನಿ ಮೇಲ್ ಮೇಲ್ ನಗ್ತಾ ಇದ್ರು, ಒಳಗೆ ಕಸಿವಿಸಿ ಆಗಿದ್ಲು. ಇನ್ನವಳು ಬಲಸ ಬದುಕೋದಿಲ್ಲ ಅನ್ನೋದು ನಮಗೆಲ್ಲರಿಗೂ ಗೊತ್ತಿತ್ತು. ಮತ್ತವನು ಅವನು ಅವಳ ದೆಸೆಯಿಂದ ಕಾಲಿಳಿತಿದ್ದ. ಆಕೆ ತೀರ್ಕೊಂಡ್ಲು, ನಾನು ಕಾದಂಬರಿ ಬರೆದೆ, ಬ್ರಿಟನ್ ನಿನ್ನ ಸಾಹಿತ್ಯ ಜಂಟಿಗೆ ಕಳಿಸ್ಕೊಟ್ಟೆ, ನನಗೆ ಇದೀಗಲ ಅಷ್ಟು ವೇಗದಿಂದ ಉತ್ತರ ಬಂತು, ಪ್ರಕಾಶಕ ಒಪ್ಪಿದ್ದ, ದೊಡ್ಡ ಮೊತ್ತದ ಅಡ್ವಾನ್ಸ್ ಕಳಿಸಿದ್ದ. ಅಲ್ಲಿಗೆ ನನ್ನ ವೈವಾಹಿಕ ಜೀವನ ಕಡಿದ್ಬಿತ್ತು. ಈಗ ಅನಿಸ್ತದ ಅದ್ರೊಳಗ ಆಶ್ಚರ್ಯ ಆದ್ರೂ ಏನು? ಅಲ್ಲಿ ತನಕ ನಾನು ಪ್ರಮೋದನ ಗೃಹಿಣಿಯಾಗಿದ್ದೆ, ಅವನ ಮೇಲೆ ಆತ್ಕೊಂಡು ಬದುಕಿದ್ದೆ, ಅವನೇ ನನಗೆ ಆಧಾರವಾಗಿದ್ದ. ಇದ್ದಕ್ಕಿದ್ದ ಹಾಗೆ ಪರಿಸ್ಥಿತಿ ತಲೆ ಕೆಳಗಾಗಿತ್ತು, ನನಗೆ ಸ್ವತಂತ್ರ ಸಿಕ್ಕಿತ್ತು, ಅದರ ಜೊತೆಗೆ ಕೀರ್ತಿ ಸಂಪತ್ತು. ಅದನ್ನ ತಾಳ್ಕೊಳ್ಳೋದು ಅವನಿಗಾಗ್ಲಿಲ್ಲ, ಹೊರಟು ಹೋದ.
1: ಆದ್ರೆ ಅವನನ್ನು ಹಿಡಿದಿಡ್ಲಿಕ್ಕೆ ಈಗ ಮನೆಯೊಳಗ ಮಾಡಿನೂ ಇರ್ಲಿಲ್ಲ ಅನ್ನು? ಅಂದ್ರ ಮಾಲಿನಿಯೇ ನಿಮ್ಮಿಬ್ಬರ ನಡುವಿನ ಕೊಂಡಿ ಆಗಿ ಬಂತ. ನಿನ್ನ ಯಶಸ್ಸನ್ನ ತಾಳಿಕಂದೆ ಪ್ರಮೋದ್ ಓಡಿ ಹೋದ ಅಂತ ನೀನೇನಂತಿ ಖರೆ, ಆದ್ರೆ ಬದಲಾಗಿ ಬಿಟ್ಟ ಮನೆಯಲ್ಲಿ ಇರ್ಲಿಕ್ಕಂದೆ ಅವ್ರು ಹೊರಟು ಹೋಗಿರ್ಬೋದೇನು?
0: ಬದಲಾಗಿ ಬಿಟ್ಟ ಮನೆ ಅಂದ್ರೆ ಯಾವ ಅರ್ಥದಲ್ಲಿ ನೀನ್ ಹೇಳೋದು?
1: ನೀನು ಇಡೀ ದಿವಸ ಕಾಲೇಜಲ್ಲಿ ಇರ್ತಿದ್ದೆ, ಮನೆಯಿಂದ ಬಹುದೂರ
0: ನಾನಲ್ಲಿ ದುಡಿತಿದ್ದೆ, ಚಕ್ಕಂದ ಮಾಡಕ್ ಹೋಗ್ತಿದ್ದಿಲ್ಲ.
1: ಇಡೀ ದಿವಸ ಮನೆಯಲ್ಲಿ ಅವರಿಬ್ರೇ. ನೀನು ನಿಜವಾಗಿ ನಿಶ್ಚಿತಳಾಗಿದ್ದೇನು?
0: ಆಕೆ ಟೊಂಕದ ಕೆಳಭಾಗದಲ್ಲಿ ನಿರ್ಜವಳಾಗಿದ್ಲು, ಪ್ಯಾರಲೈಸ್ಡ್, ದೈಹಿಕ ಸಂಬಂಧ ಸಾಧ್ಯನೇ ಇರಲಿಲ್ಲ.
1: ದೈಹಿಕ ಸಂಬಂಧ ಅಂದ್ರೆ ಏನು ಅಂಬುದನ್ನ ಬೇರೆ ಬೇರೆ ಜನರು ಬೇರೆ ಬೇರೆ ತರಹ ಅರ್ಥೈಸಬಹುದಲ್ಲೇನು? ಆಕೆ ಸೌಂದರ್ಯ ಬಗ್ಗೆ ನೀನೇ ಹೇಳ್ತಿದ್ದೆ, ನೋಡ್ಲಿಕ್ಕೆ ಚೆಲುವಿ.
0: ಹೌದು, ಬಿಸಿಲಿನ ಕೋಲು ಸೋಂಕದ ಇದ್ದ ಮೈ, ತಳತಳ ಹೊಳೆಯುವ ತ್ವಚೆ, ದನಿಯಲ್ಲಿ ಅದ್ಭುತ ಮಾರ್ದವ, ಅಪ್ಸರಿ ಇದ್ದಾಗಿದ್ಲು ನನ್ನ ತಂಗಿ.
1: ಶಿರಾಪಾಲಿಕೆ ಅಂತ ಶಿರು ಇಷ್ಟಿ, ಅವಳು ಮೈ ಒರೆಸುವಾಗ ಬಟ್ಟೆ ಬದಲಾಯಿಸುವಾಗ ನೀನು ಆಕೆ ಮೈಕಟ್ಟನ್ನ ನಿನ್ನ ಮೈಕಟ್ಟಿನ ಜೊತೆ ಹೋಲಿಸಿಕೊಂಡಲಿಕ್ಕೆ ಬೇಕಲ್ಲ.
0: ಆ ಹೊತ್ತಿಗೆಲ್ಲ ಆಕೆ ನನ್ನಿಂದ ದೂರ ಮುಖ ತಿರುಗಿಬಿಡ್ತಿದ್ಲು.
1: ಬಹುಶಃ ನಿನ್ನ ಕಣ್ಣಿನ ಉರಿ ಸಹಿಸಿಕೊಳ್ತಿದ್ದಿಲ್ಲೋ ಏನು?
0: ನಾನು ಹೆಚ್ಚಾಗಿ ಆಕೆ ಪರಿಚಾರಕ್ಕೆ ಹೋಗ್ತಾನೆ ಇರ್ಲಿಲ್ಲ, ನರ್ಸ್ ಇಲ್ಲ. ಆಗ್ಲಿ, ಒಪ್ಕೋತೀನಿ, ನನಗ ತ್ರಾಸ ಆಗ್ತಿತ್ತು, ತಲೆ ಬಿಸಿ ಆಗ್ತಿತ್ತು. ಆ ಬಿಸಿಯಿಂದಲೇ ಈ ಕಾದಂಬರಿ ಮುತ್ತು ಪರ್ಲ್ ಹುಟ್ಟಿ ಬಂತು ಅನ್ನೋಣೇನು? ಅವರಿಬ್ಬರ ನಡುವೆ ಏನ್ ನಡೀತಿತ್ತು? ಬರೇ ಮಾತು. ಆದ್ರೂ ಎಂತ ಮಾತು? ನಾನು ಬೇರೆ ಬೇರೆ ಪ್ರಯೋಗಗಳನ್ನ ಮಾಡಿ ನೋಡಿದೆ. ನಾನು ಮುಂಚೆ ಬಾಗಿಲು ತೆಗೆಯುವಾಗ ಕೀಲಿ ಕೈ ಸದ್ದಾದ್ರೆ ಸಾಕು, ನಾನು ಒಳಗ್ ತಲುಪೋಷ್ಟರಲ್ಲಿ ತನ್ನ ಮೇಜಿಗೆ ಅಂಟಿಕೊಂಡಿರ್ತಿದ್ದ, ಏಕಾಗ್ರ ಚಿತ್ತದಿಂದ ಕೆಲಸದಲ್ಲಿ ತೊಡಗಿರ್ತಿದ್ದ. ಆಕೆ

0: ಲ್ಯಾಪ್ಟಾಪ್ನಲ್ಲೋ ಪುಸ್ತಕದಲ್ಲೋ ಮುಳುಗಿರ್ತಿದ್ಲು. ಆದರೆ ಎಷ್ಟೇ ಮಗ್ನಳಾಗಿದ್ರು ಕೂಡ ನನ್ನನ್ನು ಕಂಡು ಕೂಡಲೇ ನಲುಮೆಯ ಮುಗುಳ್ನಗೆ ಬೀರ್ಲಿಕ್ಕೆ ತಪ್ಪತಿರಲಿಲ್ಲ. ನಾನು ಸದ್ದು ಮಾಡದೆ ಬಾಗಿಲು ತೆಗೆದು ಒಳಗೆ ಹೋದರೆ ಉತ್ಸಾಹದಿಂದ ನಡೆದ ಸಂಭಾಷಣೆ ನನ್ನನ್ನು ಕಂಡು ಕೂಡಲೇ ಸ್ತಬ್ಧವಾಗಿ ಬಿಡ್ತಿತ್ತು. ಆದರೆ ಒಂದೇ ಗಳಿಗೆ ಮರುಕ್ಷಣಕ್ಕೆ ಮಾಲಿನಿ ನಿಂತ ಮಾತನ್ನ ನಿರಾಯಸವಾಗಿ ಮುಂದುವರೆಸಿ ನನ್ನನ್ನು ಅದರಲ್ಲಿ ಪುಣಿಸ್ಕೊಂಡು ಬಿಡ್ತಾ ಇದ್ಲು. ಯಾವಾಗ್ಲೂ ಆಕೆನೆ ಪ್ರಮೋದ್ ಎಂದು ಇಂಥ ಜಾಣ ಕಲೀಲೇ ಇಲ್ಲ.
1: ಆದ್ರೆ ಏನ್ ಮಾಡ್ತಿದ್ರು, ಒಂದಲ್ಲ ಎರಡಲ್ಲ ಆರು ವರ್ಷ ಅಷ್ಟು ಕಾಲ ಬರೀ ಪ್ರೇಮ ಸಲ್ಲಾಪ ನಡೆಸಲಿಕ್ಕಂತೂ ಸಾಧ್ಯ ಇಲ್ಲ.
0: ಒಂದು ದಿವಸ ನಾನು ಸದ್ದಿಲ್ಲದೆಯೇ ಬಾಗಲ ತೆಗೆದೆ. ಒಳಗ ಜಗಳ ನಡೆದಿತ್ತು, ಗಂಡ ಹೆಂಡೆಯರ ರಂಪ ನಡೀತದಲ್ಲ ಆತರ. ಆಕೆ ಮಾನವ ಸಂಸ್ಕೃತಿಗೆ ಶಬ್ದ ಎಷ್ಟು ಮಹತ್ವದ್ದು ಅಂತ ವಾದಿಸ್ತಿದ್ಲು. ಅವ ಇಲೆಕ್ಟ್ರಾನಿಕ್ ಪ್ರತಿಮೆ ಪರವಾಗಿ ಹಾಕಿಡ್ತಿದ್ದ. ಮನುಷ್ಯನ ಬೌದ್ಧಿಕ ಪ್ರಗತಿಗೆ ಯಾವುದು ಪೂರಕ ಯಾವುದು ಹಾನಿಕಾರಿ, ಅರೆ ಇದ್ರೊಳಗೆ ಜಗಳ ಆಡುವಂತದೇನಿದೆ ಅಂತ ನಾನು ಸಹಜವಾಗಿ ಒಳಗೆ ಕಾಲಿಟ್ಟೆ. ಇಬ್ರು ಹೌಹಾರಿ ಬಿದ್ರು. ಕದ್ದು ನಡೆದ ಸಂಭವದಲ್ಲಿ ನಾನೆಲ್ಲಿ ನುಗ್ಗಿ ಬಿಟ್ಟಿದ್ದೇನೋ ಅನ್ನೋ ದಿಗಲಾದ್ರು. ನಾನೇ ತಬ್ಬಿಬಾದೆ. ಕೂಡಲೇ ಮಾಲಿನಿ ನಕ್ಕು ನಯವಾಗಿ, ಬಾ ಅಕ್ಕ ನಿನ್ನ ಅಭಿಪ್ರಾಯ ಏನ್ ಹೇಳು ಅನ್ಲು. ಅರ್ಥಾತ್ ನಾನು ಇನ್ನೊಮ್ಮೆ ಈ ಪ್ರಯೋಗ ಮತ್ತೆ ಮತ್ತೆ ಮಾಡೋ ಹಾಗಿರ್ಲಿಲ್ಲ. ಅವ್ರಿಗೆ ನಾನು ಬರೋ ಹೋಗೋ ಟೈಮ್ ಟೇಬಲ್ ಗೊತ್ತಿತ್ತು.
2: ಮಾಲಿನಿ ನಿಮ್ಮ ಮನೆಗೆ ಬಂದು ಅದರಿಂದ ಪ್ರಮೋದ ನಿನ್ನ ಮಗ್ಗಲಿಗೆ ಬರೋದ್ರ ಮೇಲೆ ಏನಾದ್ರೂ ಪರಿಣಾಮ ಆಯ್ತು?
0: ಯಾಕಾಗ್ಬೇಕು, ಅವನೇನು ಟೊಂಕದ ಕೆಳಗೆ ಪ್ಯಾರಲೈಸ್ ಆಗಿರ್ಲಿಲ್ವಲ್ಲ? ಛೇ, ಇಷ್ಟೊಳಗೆ ಒಂದು ಕಮರ್ಷಿಯಲ್ ಬ್ರೇಕ್ ಆಗ್ಬೇಕಾಗಿತ್ತು. ಎಷ್ಟೊತ್ತು ಅಂತ ನನ್ನ ಇಲ್ಲಿ ತುರುಕಿಡ್ದಾರಂತೆ?
2: ನೀನು ನಿನ್ನ ಮಗ್ಗಲ ಬಗ್ಗೆ ಮಾತಾಡ್ತಿದ್ದೆ.
0: ಆದ್ರೂ ಎಷ್ಟೋ ಸಲ ಅನಿಸಿದೆ ನನಗೆ, ನನ್ನನ್ನು ಪ್ರೀತಿಸುತ್ತಿದ್ದ ಕೂಡ ಅವ ನನ್ನ ಸ್ಥಳದಲ್ಲಿ ಅವಳನ್ನು ಕಲ್ಪಿಸಿಕೊಳ್ಳುತ್ತಿದ್ದ ನೀನು ಅಂತ.
2: ಮತ್ತು ಅರ್ಥ, ಪಕ್ಕದ ಕೋಣೆಯಲ್ಲಿ ನಿನ್ನ ತಂಗಿ ನಿಮ್ಮಿಬ್ಬರ ಬಗ್ಗೆ ಆಲೋಚಿಸ್ತಾ ಚಟ್ಬಿಡ್ತಾ ಇದ್ಲು.
0: ಒಟ್ಟಿನಲ್ಲಿ ನಾವು ಮೂರು ಜನ ನೆರಳುತ್ತಾ ಬಾಳಿದೆವು. ಒಪ್ಕೋಬೇಕು, ಆ ಕುದಿತ ಕಳವಳ ಅದೇ ನನ್ನ ಕಾದಂಬರಿಯ ಜೀವಾಳ. ವಿಮರ್ಶೆ ಮೆಚ್ಕೊಂಡಿದ್ದು ಅದನ್ನೇ.
2: ಆ ಯಾತನಿಗೆ ತದ್ವತ್ತಾಗಿ ಅಬ್ಸೆಸಿವ್ ಕರ್ನೇಟಿವ್ ಅಂತ ಕರೀತಾರಲ್ಲ, ಆ ವಸ್ತು ಪ್ರತಿರೂಪ ಸಿಕ್ತು ಅಂತ ಸಾಹಿತ್ಯ ವಿಮರ್ಶಕರು ಸಂತುಷ್ಟರಾಗಿದ್ರು.
0: ಕಾದಂಬರಿ ಮಾರಾಟ ಆಯ್ತಲ್ಲ,
2: ನೀವು ಆ ಕಾದಂಬರಿ ಬರೀತಾ ಇದ್ದೀ ಅಂತ ಮಾಲಿನಿಗೆ ಗೊತ್ತಿತ್ತೇನು?
0: ಹೇಗ್ ಗೊತ್ತಿರ್ತದೆ? ಅವಳು ಬದುಕಿದ್ದಾಗ ನಾನು ಆ ಬಗ್ಗೆ ಯೋಚನೆಯೇ ಮಾಡಿರಲಿಲ್ಲ. ಸೌಡಾದ್ರೂ ಎಲ್ಲಿತ್ತು? ಬರವಣಿಗೆಗೆ ಬೇಕಾಗಿರೋ ನೆಮ್ಮದಿ ಆದ್ರೂ ಎಲ್ಲಿತ್ತು? ಪೊಯೆಟ್ರಿ ಆಸ್ ಯು ನೋ ಈಸ್ ಎಮೋಷನ್ ರೀಕಲೆಕ್ಟೆಡ್ ಇನ್ ಟ್ರಾಂಕ್ವಿಲಿಟಿ.
2: ಆದ್ರೆ ಒಮ್ಮೆ ಆ ಟ್ರಾಂಕ್ವಿಲಿಟಿ ಮೇಲೆ ರಹಸ್ಯದಿಂದ ಬರೆದಿರಬೇಕು.
0: ಹೇಳಿದ್ನಲ್ಲ, ನನಗೆ ನಾನು ಬರೀತಾ ಇದ್ದೇನೆ ಅನ್ನೋದ್ರ ಅರಿವೇ ಇರಲಿಲ್ಲ. ಅದೇ ಹೊಮ್ಮಿ ಬಂತು, ಉಕ್ಕಿ ಹರಿತು.
2: ಒಪ್ಪಬೇಕು, ತೀರ್ಕೊಂಡು ಆಕೆ ಸತ್ತ ಎರಡು ವಾರ ಒಳಗೆ ನೀನು ಕಾದಂಬರಿಯನ್ನು ಬರೆದು ತಿದ್ದಿ ಟೈಪ್ ಮಾಡಿ ಬ್ರಿಟಿಷ್ ಸಾಹಿತ್ಯ ಏಜೆಂಟರಿಗೆ ಪೋಸ್ಟ್ ಕೂಡ ಮಾಡಿಬಿಟ್ಟಿದ್ದೆ. ಎರಡು ವಾರಗಳಲ್ಲಿ 350 ಮುದ್ರಿತ ಪುಟಗಳಷ್ಟು ಸಾಮಗ್ರಿ ಬರೆಯೋದು ಸಾಮಾನ್ಯ ಕೆಲಸ ಅಲ್ಲದು.
0: ಅಲ್ಲವೇ ಅಲ್ಲ, ನನ್ನ ಕೈ ಬೆರಳು ಸವೆದು ಹೋದು.
2: ವಂಡರ್ಫುಲ್ ವಂಡರ್ಫುಲ್, ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಗೆ ಯೋಗ್ಯ. ನಿನಗೆ ಗೊತ್ತಿರಬೇಕಲ್ಲ, ಇಡೀ ಜಗತ್ತಿನಲ್ಲಿ ಇಂಡಿಯಾದಿಂದ ಗಿನ್ನಿಸ್ ಬುಕ್ ಗೆ ಬಂದಷ್ಟು ಅರ್ಜಿ ಇನ್ ಯಾವ ದೇಶದಲ್ಲೂ ಬರೋದಿಲ್ಲಂತೆ. ವಿಶ್ವ ದಾಖಲೆಗಳನ್ನ ಸಾಧಿಸೋದ್ರಲ್ಲಿ ವಿಶ್ವ ದಾಖಲೆ ಸ್ಥಾಪಿಸಿರುವ ದೇಶ ನಮ್ಮದು.
0: ಏನ್ ಹರಡ್ತಿದ್ದಿ ನೀನು? ಸಾಕು ಮಾಡು, ಇಲ್ಲಿ ಮಾತು ಕಟಕಿ.
2: ಆದರೂ ಎಂತ ಅದ್ಭುತ ವಿಕ್ರಮ, ಎರಡೇ ಎರಡು ವಾರಗಳಲ್ಲಿ 1.5 ಲಕ್ಷ ಶಬ್ದಗಳ ಬರವಣಿಗೆ, ಅಂದರೆ ದಿನಕ್ಕೆ 10,000 ಶಬ್ದಗಳ ರಚನೆ. ಸ್ಫೂರ್ತಿ ಅಲ್ಲ, ಉನ್ಮಾದ ಶಬ್ದಗಳ ತರಸಲು ದಿಡುಗು ಮಹಾಪುರ.
0: ಏ ಸುಳ್ಳು, ಒಪ್ಕೋತೇನೆ ನಾನು. ನಾನು ಆ ಕಾದಂಬರಿ ಬರೀಲಿಲ್ಲ, ನನ್ನ ತಂಗಿ ಮಾಲಿನಿ ಬರಲು. ಅದರಲ್ಲಿ ಪ್ರತಿಯೊಂದು ಶಬ್ದ ಅವಳದು. ಕೆಲವು ತಿಂಗಳ ಹಿಂದೆ ಒಮ್ಮಿಂದೊಮ್ಮಲಿ ಅವಳ ಆರೋಗ್ಯ ಕುಸಿಲಿ ಕತ್ತು. ಆಗಿನಿಂದ ನಿರಂತರವಾಗಿ ಲ್ಯಾಪ್ಟಾಪ್ ಲಿಕ್ಕೆ ಶುರು ಮಾಡಿದ್ಲು. ಏನೋ ಬರೀತಿದ್ದಾಳಂತ ನನಗೂ ಗೊತ್ತಿತ್ತು, ಆದರೆ ಆಗ ನನ್ನ ಪಾಡು ನನಗೆ. ಆಕೆ ಹೋದ್ಮೇಲೆ ಅವಳ ಪೆಟ್ಟಿಗೆಯಲ್ಲಿ ಆ ಹಸ್ತಪ್ರತಿ ಸಿಕ್ತು. ತೆಗೆದು ಓದಿದೆ, ಓದಿ ನೆಲ ಸಮಾಧಿ.
2: ಕಣ್ಣು ಕುಕ್ಕಿಸುವ ಪ್ರತಿಭೆ ಅದು, ಮೇರು ಕೃತಿ. ನೀನು ಅಂತಹ ಕೃತಿಯನ್ನು ಬರೀಲಿಕ್ಕೆ ಹವಣಿಸೋದು ಮೂರ್ಖತನದ ಮಾತಾಗಿತ್ತು. ಆ ಲಾಲಿತ್ಯ, ಸಾಂದ್ರತೆ, ಸೂಕ್ಷ್ಮ ಮಾನಸಿಕ ವಿಶ್ಲೇಷಣೆ, ಭಾವನೆಗಳ ಸಂಘರ್ಷ, ಅದರ ಜೊತೆಗೆ ಹಿಡಿತ ಸಂಯಮ, ವರ್ಕ್ ಆಫ್ ಜೀನಿಯಸ್.
0: ನಾನು ಬ್ರಿಟಿಷ್ ಕೌನ್ಸಿಲ್ ಲೈಬ್ರರಿಗೆ ಹೋದೆ, ಅಲ್ಲಿ ಸಾಹಿತ್ಯಕ ಏಜೆಂಟ್ಗಳ ಯಾದೆ ತೆಗೆದೆ.

0: ಅದರಲ್ಲೊಬ್ಬರಿಗೆ ಆ ಪ್ರತಿ ಕಳಿಸ್ಕೊಟ್ಟೆ. ಅವರಿಂದ ಉತ್ತರ ಬಂದಿತ್ತು ಅನ್ನೋ ಅಪೇಕ್ಷೆನೆ ಇರಲಿಲ್ಲ ನನಗೆ. ಆದ್ರೆ ಹಠಾತ್ ಬಂದ್ಬಿಡ್ತು. ಖಲಾಸ್.
1: ಯಾಕೆ, ಏನಾಯ್ತು?
0: ನಾನು ಪ್ರಮೋದನಿಗೆ ಪರಿಪರಿಯಾಗಿ ತಿಳಿಸಿಡದೆ, ಆದ್ರೆ ಅವ ಕಿವಿಗೊಡ್ಲಿಕ್ಕೆ ಸಿದ್ಧನಾಗಿರ್ಲಿಲ್ಲ. ನಾನು ಅಪರಾಧಿ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದ.
1: ಆದ್ರೆ ನೀನು ಆ ಕಾದಂಬರಿ ಕದ್ದೆ ಅಂದ್ಮೇಲೆ?
0: ಇಲ್ಲಿಲ್ಲ ಇಲ್ಲಿಲ್ಲ, ಕಳುವು ಮಾಡ್ಲಿಲ್ಲ ನಾನು, ಇಲ್ಲ ಕಳುವು ಮಾಡ್ಲಿಲ್ಲ ನಾನು.
1: ನೀನೇ ಅಂದೆ?
0: ಮಾಲಿನಿಯ ಕಾದಂಬರಿ ಹಸ್ತಪ್ರತಿ ಮೇಲೆ ತನ್ನ ಹೆಸರನ್ನ ಎಂ ನಾಯಕ್ ಅಂತ ಬರೆದಿದ್ಲು. ನಾನು ಆ ಪತ್ರಕ್ಕೆ ಮಂಜುಳಾ ನಾಯಕ್ ಅಂತ ಸಹಿ ಹಾಕಿದ್ದೆ. ನಾವಿಬ್ರು ಒಂದೇ ಅಂತ ಏಜೆಂಟ್ ತಿಳಿದುಕೊಂಡಿರ್ಬೇಕು. ಅವನ ಉತ್ತರ ಪ್ರಮೋದರ ಕಂಪ್ಯೂಟರ್ಗೆ ಬಂತು. ನಾನು ಕನ್ನಡ ಲೇಖಕಿ, ನನಗೆಲ್ಲಿಂದ ಕಂಪ್ಯೂಟರ್? ಪ್ರಮೋದ ಉತ್ತರನ ಪ್ರಿಂಟ್ ಮಾಡಿ ನನಗಾಗಿ ತೆಗೆಸಿಟ್ಟಿದ್ದ ನಮ್ಮ ಡೈನಿಂಗ್ ಟೇಬಲ್. ನಾನು ಎಷ್ಟು ಹೇಳ್ಕೊಂಡೆ ಹೆಸರಿನ ಗೊಂದಲಕ್ಕೆ ನಾನು ಜವಾಬ್ದಾರ ಅಲ್ಲ ಅಂತ. ಆದ್ರೆ ಅವನು ಕೇಳಿಕ್ವಲ್ಲ, ಒಪ್ಪಿಕೋ, ಕನ್ಫ್ಯೂಸ್ ಮಾಡು, ಮೊದಲಿನ ತಪ್ಪನ್ನು ಒಪ್ಕೋ ಅಂತ ರೇಗಾಡಿದ. ಅವ ಆ ಮೊದಲು ಎಂದೂ ಕೂಗಾಡಿರಲಿಲ್ಲ, ಹಾ ಕೂಗಾಡಿದ. ಏನಂತ ಒಪ್ಕೊಳ್ಳೋದು, ಯಾರ ಹತ್ರ ಒಪ್ಕೊಳ್ಳೋದು, ಅವಳು ಸತ್ತು ಹೋಗಿದ್ದಾಳು ಗೊತ್ತಿಲ್ಲೇನು ಅಂತ ನಾನು ಕೂಗಿದೆ.
1: ಸುಮ್ಮನೆ ಉರುಳೆ ಬಿಚ್ಚಬೇಡ, ಆಕೆ ಎಂ ನಾಯಕ್ ಅಂತ ಸಹಿ ಹಾಕ್ತಾಳೇನು? ನೀನು ಮಂಜುಳಾ ನಾಯಕ್ ಅಂತ ಸಹಿ ಹಾಕ್ತೇನು? ಆ ಏಜೆಂಟ್ ನೀನು ಅವಳು ಅಂತ ಒಂದೇ ತಿಳ್ಕೊತಾನೇನು? ಮೆಲೋಡ್ರಾಮಾ, ನಿನ್ನ ಕನ್ನಡ ಸಣ್ಣಕತೆ ಇದಾಗಿದೆ.
0: ಅವಳು ತೀರ್ಕೊಂಡ ಮೇಲೆ ನಾನು ಅವಳ ಪೆಟ್ಟಿಗೆನ ತೆಗೆದು ನೋಡಿದೆ. ಬ್ಯಾಂಕ್ ಬಿಲ್ಗಳನ್ನು ಬಿಟ್ಟರೆ ಅದರಲ್ಲಿ ಏನೂ ಇರಲಿಲ್ಲ. ಉಳಿದ ಕಾಗದ ಪತ್ರಗಳೆಲ್ಲ ಮಠಂಗಳ ಮಾಯ. ತನ್ನಷ್ಟಕ್ಕೆ ತಾನೇ ಎಲ್ಲಿ ಹೋಗ್ತಾವು? ಪ್ರಮೋದನ ಆಫೀಸಿಗೆ ಓಡಿದೆ. ಅವನ ಡ್ರಾಯರ್ ತೆಗೆದು ನೋಡಿದೆ, ಅಲ್ಲೇ ಇದ್ದು ಕಾದಂಬರಿಯ ಪುಟಗಳನ್ನ ಪ್ರಿಂಟ್ ಔಟ್ ಮಾಡಿ ವ್ಯವಸ್ಥಿತವಾಗಿ ಜೋಡಿಸಿಟ್ಟಿ. ಅವನು ಬಚ್ಚಿಟ್ಟಿದ್ದ, ಅಲ್ಲ ಬಚ್ಚಿಡ್ತಿದ್ದೇನೆ ಅಂತ ತಿಳಿದುಕೊಂಡು ಒಂಥರ ಪ್ರಯತ್ನ ಮಾಡಿದ್ದ. ಆದ್ರೆ ಆ ಚಾತುರ್ಯ ಅವನಿಗೆ ಗಿಟ್ಟಿದ್ದೇ ಅಲ್ಲ. ಆ ಕಾದಂಬರಿ ತನ್ನ ಡ್ರಾಯರ್ನಿಂದ ಮಾಯವಾಗಿದೆ ಅನ್ನೋದು ಅವನಿಗೆ ಗೊತ್ತಾದದ್ದು ಏಜೆಂಟ್ನ ಕಡೆಯಿಂದ ಇಮೇಲ್ ಬಂದಾಗ್ಲೇ. ನಾನಲ್ಲಿಂದ ಪೇಪರ್ಸ್ಗಳನ್ನ ಎತ್ಕೊಂಡು ಹೋದೆ, ಓದಿದೆ.
1: ಓದಿ ನೆಲಸಮಾಧಿ, ಕಣ್ಣು ಕುಕ್ಕಿಸೋ ಪ್ರತಿಭೆ, ಮೇರು ಕೃತಿ, ವರ್ಕ್ ಆಫ್ ಜೀನಿಯಸ್ ಇತ್ಯಾದಿ ಇತ್ಯಾದಿ.
0: ಆ ಪುಟಗಳಲ್ಲಿ ವಿಷ ಅಲ್ಲ, ಹಾಲಾಹಲ ಕುದೀತಿತ್ತು. ಅಲ್ಲಿರುವ ಅತ್ತಿಗೆ ಪಾತ್ರ ನನ್ನದೇ ಅನ್ನೋದ್ರಲ್ಲಿ ಸಂದೇಹ ಇರಲಿಲ್ಲ. ನಾನು ಕುಸ್ಸಿತ ಬುದ್ಧಿಯ ಪ್ರತಿಭೆ ಸೋಂಕು ಇಲ್ಲದೆ ಮೆರೆದಾಡುವ ಡಾಂಬಿಕ ಹೆಣ್ಣಾಗಿದ್ದೆ. ಈರ್ಷೆಯಿಂದ ಉರಿಯುವ ಕುಟಿಲೆ, ತಂಗಿಯನ್ನ ಕೇವಲ ಅವಳ ದುಡ್ಡಿಗಾಗಿ ಮನೆಯಲ್ಲಿಟ್ಟುಕೊಂಡಂತ ಕಂಟಕಿ. ನನ್ನ ಪಾತ್ರ ಕಣ್ಣಿಗೆ ಹೊಡೆಯುವಂತೆ ಜೀವಂತವಾಗಿತ್ತು. ಆದರೆ ಬರವಣಿಗೆಯಲ್ಲಿ ಎಲ್ಲೂ ವಿಷಣಗಳಿಲ್ಲ, ಬೈಗಳಿಲ್ಲ, ಅಪ್ರಾಮಾಣಿಕತೆ ಇಲ್ಲ, ಅತಿರಂಜಿತ ವರ್ಣನೆಯೇ ಇಲ್ಲ. ಆದ ಘಟನೆಗಳನ್ನ ಆದ ಹಾಗೆ ಬರೆದಿದ್ಲು ಅವಳು, ಆಡಿದ ಮಾತುಗಳನ್ನ ಆದ ಹಾಗೆ ದಾಖಲೆ ಮಾಡಿದ್ಲು. ನಾನು ಏನನ್ನು ಅಲ್ಲಗಳೆಯೋ ಹಾಗಿರಲಿಲ್ಲ.
1: ಇದೇ ಕಾರಣಕ್ಕಾಗಿ ಪ್ರಮೋದನ್ನ ನಿನ್ನ ಕಣ್ಣಿಂದ ದೂರ ಬಚ್ಚಿಟ್ಟಿರ್ಬೋದೇನು?
0: ಅಥವಾ ಆ ಭಾಗಗಳನ್ನ ಇಬ್ಬರು ಕೂಡ ಬರೆದಿದ್ರೋ ಏನೋ, ಯಾರಿಗ್ ಗೊತ್ತು? ಅವನ ಅಂಶಗಳನ್ನು ಸೂಚಿಸಿರ್ಬೋದು, ವಿವರಗಳನ್ನು ತಿದ್ದಿರ್ಬೋದು, ಇಬ್ರು ಕೂಡಿ ಓದಿ ನಕ್ಕಿರಬಹುದು. ಪ್ರಮೋದವಾಗಿಯೂ ನಾನ್ ತಿಳಿದುಕೊಂಡಿಷ್ಟು ಸರಳ ಸಂಭಾವಿತ ವ್ಯಕ್ತಿ ಆಗಿದ್ದೇನು? ಅಥವಾ ನನ್ನಿಂದ ಮರೆ ಮಾಡಿದ ತನ್ನ ವ್ಯಕ್ತಿತ್ವದ ಹಲವಾರು ಫೈಲ್ಗಳನ್ನ ಆಕೆಗೆ ಮಾತೆ ತೋರಿಸಿದ್ನೋ ಏನೋ. ಓದ್ತಿದ್ದ ಹಾಗೆ ಸಿಡಿಲು ಎರಗಿದ ಹಾಗೆ ನನಗೊಂದು ಮಾತು ಅರ್ಥ ಆಯ್ತು. ಆ ಹೆಳವೆಯನ್ನ ನಾನು ದ್ವೇಷಿಸ್ತಿದ್ದೆ, ಯಾವಾಗ್ಲೂ ದ್ವೇಷಿಸಿದ್ದೆ. ಆಕೆ ಹುಟ್ಟ ನನ್ನ ವೈರಿಯಾಗಿದ್ಲು, ನಾನು ಆಕೆ ಆಯು ಹಾದಿಯನ್ನೇ ಕಾಯ್ತಿದ್ದೆ.
1: ಮತ್ತವಳು ಇದನ್ನ ಮೊದಲಿನಲ್ಲೇ ಕಂಡುಕೊಂಡಿದ್ಲು.
0: ಅದೇ ಅದೇ ನನಗೆ ಹೊಟ್ಟೆ ಉರಿದದ್ದು. ಅದೇ ಕಾರಣಕ್ಕಾಗಿ ನನ್ನ ಹೊಟ್ಟೆ ಉರಿತಾ ಇತ್ತು. ನನಗೆ ಗೊತ್ತಿಲ್ಲದಂತ ನನ್ನ ಅಂತರಂಗವನ್ನ ಆಕೆ ಗುರುತಿಸಿದ್ಲು. ಅದನ್ನು ಬೇಟೆಗಾರತಿ ಏಕಾಗ್ರತೆಯಿಂದ ಅಭ್ಯಾಸ ಮಾಡಿದ್ಲು. ಕಣ್ಣು ಕುಕ್ಕೋ ಶೈಲಿಯಲ್ಲಿ ಬಣ್ಣಿಸಿದ್ಲು. ಈ ಅಲನ ಅವಳು ಕೈಯೇ ಮೇಲಾಗಿತ್ತು. ಸತ್ತ ಮೇಲೂ ಚಿತೆ ಆಚೆಯಿಂದ ಮಾಲಿನಿ ಪ್ರಲೋಭನೆ ಹೊಡೆತಿದ್ಲು, ಈ ಸುಂದರ ಕೃತಿಯನ್ನು ಹರಿದು ಹಾಕು, ಸುಟ್ಟು ಬಿಡು ಅಂತ. ಆದ್ರೆ ಹಾಗ ಮಾಡಿದ್ರೆ ನಾನು ನನ್ನ ಕಣ್ಣಲ್ಲಿ ಕೀಳಾಗ್ತಿದ್ದೆ, ಕ್ಷುದ್ರಳಾಗ್ತಿದ್ದೆ.
1: ಹಾಗ ಮಾಡದೆ ಕಾದಂಬರಿಯನ್ನ ಪ್ರಕಟ ಮಾಡಿಬಿಟ್ಟಿದ್ರೆ ಆಕೆಗೆ ಯಾರು ಅನ್ನೋದು ಎಲ್ಲರಿಗೂ ಗೊತ್ತಾಗ್ಬಿಡ್ತಿತ್ತು. ನೀನು ಜಗತ್ತಿಗೆ ನಗೆ ಪಾಟ್ಲಾಗ್ತಿದ್ದೆ. ಆಕೆ ನಿನ್ನ ಸರಿಯಾಗಿ ಇರಿಕಿನಲ್ಲಿ ಸಿಗಿಸುಗಿದ್ಲು.
0: ನಾನು ಗೆಲ್ಲಲೇಬೇಕಾಗಿತ್ತು. ಆದ್ರೆ ಅದಕ್ಕಾಗಿ ಅವಳಿಗೆ ಕನಸು ಮನಸ್ಸಿನಲ್ಲಿ ಹುಡುಗದಂತ ಒಂದು ಹೊಂಚು ಅತ್ಯಗತ್ಯವಾಗಿತ್ತು. ಒಂದೇ ಹೊಡೆತಕ್ಕೆ ಎಲ್ಲ ತೊಡಕುಗಳನ್ನು ಅಳಿಸಿಬಿಡಬೇಕಾಗಿತ್ತು. ಇಲ್ದಿದ್ರೆ ನನಗೆ ಉಳಿಗಾಲ ಇರಲಿಲ್ಲ. ಈ ಸಲ ನನಗೆ ಒಂದು ಮಾತ್ರ ಅನುಕೂಲ ಇತ್ತು, ಆಕೆ ಸತ್ತು ಹೋಗಿದ್ಲು, ನಾನು ಬದುಕಿದ್ದೆ. ನಾನು ಆ ಕಾದಂಬರಿಯನ್ನ ನನ್ನ ಹೆಸರಿನಲ್ಲಿ ಪ್ರಕಟ ಮಾಡಿಬಿಟ್ಟೆ. ಕೊನೆಗೂ ನಾನೇ ಗೆದ್ದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಆಯ್ತು ಹೊಣೆನು.

0: ಕೊನೆಗೂ ಒಳಗೆದ್ಲು ಏನು?
1: ಹೇಗದು?
0: ನೀನು ಎಂತ ಕೊಳಕಿ ಅನ್ನೋದನ್ನ ನಿನ್ನ ಮುಖಕ್ಕೆ ರಾಚೋಳು ಉದ್ದೇಶ ಆಗಿದ್ರೆ ಅವಳು ಪೂರ್ಣ ಯಶಸ್ವಿಯಾದ್ಲು.
1: ಏ ತಡಿ ತಡಿ, ತೋರಿಸ್ತೇನೆ ನಿನಗೆ.
0: ಏನ್ ಮಾಡ್ತಿದ್ದೀನಿ ನೀನು?
1: ಮುಗಿಸ್ಬಿಡ್ತೇನೆ ನಿನ್ನ, ಮುಗಿಸ್ತೇನೆ ನಿನ್ನ, ಡಿಸ್ಕನೆಕ್ಟ್ ಮಾಡಿ ಅಳಿಸ್ಬಿಡ್ತೇನೆ.

0: ನಾನು ಇಂಗ್ಲಿಷ್ ಲೇಖಕಿ ಮಾಲಿನಿ ನಾಯಕ್. ನನ್ನ ಅಕ್ಕ ಸುಪ್ರಸಿದ್ಧ ಕನ್ನಡ ಕಥೆಗಾರ್ತಿ ಮಂಜುಳಾ ನಾಯಕ್ ನನ್ನ ಕಾದಂಬರಿಯನ್ನು ಓದಿದೊಡನೆ ನಾಶವಾಗಿ ಹೋಗಿ ನಾನಾಗಿ ಹೊಸ ಅವತಾರ ತಾಳಿದಳು. ಶಿ ವಾಸ್ ಮಾರ್ಫೆಡ್ ಇನ್ ಟು ಮಿ.
1: ನಾನು ಮಂಜುಳಾ ನಾಯಕ್ ಆಗಿ ನನ್ನ ಜೀವನವನ್ನ ಮುಂದುವರಿಸಬೇಕಾಗಿದೆ.
2: ಆಫ್ಟರ್ ಆಲ್ ಮೈ ಪಾಸ್ಪೋರ್ಟ್, ಬ್ಯಾಂಕ್ ಅಕೌಂಟ್ಸ್, ಪ್ರಾಪರ್ಟಿ ಅಂಡ್ ಫೈನಾನ್ಸಿಯಲ್ ಪೇಪರ್ಸ್ ಆಲ್ ಆರ್ ಇನ್ ದಟ್ ನೇಮ್. ಆದ್ರೆ ಕರೆ ಹೇಳಬೇಕಂದ್ರೆ ನಾನು ಮಾಲಿನಿ ನಾಯಕ್. ನನ್ನ ಪ್ರತಿಭಾಶಾಲಿ ತಂಗಿ, ನನ್ನ ಗಂಡನನ್ನು ಪ್ರೀತಿಸದಾಕೆ, ಕನ್ನಡ ಬಲ್ಲಾಕೆ, ಇಂಗ್ಲಿಷ್ ನಲ್ಲಿ ಬೆಸ್ಟ್ ಸೆಲ್ಲರ್ ಬರೆದಾಕೆ,
3: ಬಿಂಬ ನಾಟಕ ಕೇಳಿದಿರಿ. ರಚನೆ ಡಾಕ್ಟರ್ ಗಿರೀಶ್ ಕಾರ್ನಾಡ್, ಮಂಜುಳಾ ನಾಯಕ್ ಹಾಗೂ ಬಿಂಬ ಕವಿತಾ ಕಾಶಪ್ಪನವರ್, ಸಂಗೀತ ಸಹಕಾರ ಶಫೀಕ್ ಖಾನ್ ಹಾಗೂ ಶ್ರೀಪಾದ ಹೆಗಡೆ, ನಿರ್ದೇಶನ ಅನಿಲ್ ದೇಸಾಯಿ.
4: ಧ್ವನಿ ಶಿಲ್ಪ ವಿಶೇಷ ಸಂಗೀತ ಕಾರ್ಯಕ್ರಮ ಕೇಳೋಣ. ಪ್ರಸ್ತುತಿ ವಾದಿರಾಜ ನಿಂಬರ್ಗಿ ಹಾಗೂ ಶಫೀಕ್ ಖಾನ್. ಕೇಳಿ ಧ್ವನಿ ಶಿಲ್ಪ.
5: ಪ್ರಿಯ ಕೇಳುಗರೇ, ಧ್ವನಿ ಶಿಲ್ಪ ಶ್ರೀ ಸಿಯು ಬೆಳ್ಳಕಿಯವರ ಪರಿಪಣೆಯಲ್ಲಿ ಮೂಡಿಬಂದ ಈ ಕಾರ್ಯಕ್ರಮದ ರಚನೆ ಹಾಗೂ ನಿರ್ಮಾಣ ಶ್ರೀ ವಾದಿರಾಜ್ ನಿಂಬರ್ಗೆ ಹಾಗೂ ಶಫೀಕ್ ಖಾನ್, ಸಹಕಾರ ಶ್ರೀ ಡಿ ಕುಮಾರ್ ದಾಸ್.

ನಿಧಾನಿ ನಮ್ಮ ನಿಧಾನಿ ನಮ್ಮ ಗಮ ನಿಧಾನಿ ನಮ್ಮ.

ಧ್ವನಿ ಶಿಲ್ಪ ವಿಶೇಷ ಸಂಗೀತ ಕಾರ್ಯಕ್ರಮ ಕೇಳುತ್ತಿದ್ದೀರಿ. ಪ್ರಸ್ತುತಿಸಿದವರು ವಾದಿರಾಜನ್ ಇಂಬರ್ಗಿ ಹಾಗೂ ಶಫೀಕ್ ಖಾನ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಡಿಟಿಹೆಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಶರ್ಲಾಕ್ ಹೋಮ್ಸ್ನ ಸಾಹಸದ ಕಥೆಗಳನ್ನ ನೀವೀಗ ಕೇಳಲಿರುವಿರಿ. ಇದನ್ನ ರೇಡಿಯೋ ಅಳವಡಿಸಿದವರು ಶ್ರೀಮತಿ ಕೆಎಸ್ ರಂಜಿನಿ. ಮೊದಲಿಗೆ ಕೇಳಿ ನಾಪತ್ತೆಯಾದ ಪ್ರೇಮಿಯ ಪ್ರಸಂಗ, ನಂತರ ರಾಜನಿ ವಜ್ರದ ಪತ್ತೆ. ಈಗ ಕೇಳಿ ನಾಪತ್ತೆಯಾದ ಪ್ರೇಮಿಯ ಪ್ರಸಂಗ.
2: ನಮಸ್ಕಾರ, ನಾನು ಡಾಕ್ಟರ್ ವಾಸನ್ ಅಂತ. ಸುಪ್ರಸಿದ್ಧ ಪತ್ರಕರ್ತ ಶರತ್ ಹಾಸ್ ಅವರ ಸಾಹಸಗಳಲ್ಲಿ ಆಗಾಗ್ಗೆ ಅವರಿಗೆ ನೆರವಾಗ್ತಿರ್ತೇನೆ. ಅವರ ಸಾಹಸಗಳನ್ನ ದಾಖಲೆ ಮಾಡಿರೋ ಪ್ರಯತ್ನ ಕೂಡ ಮಾಡ್ತಿದ್ದೇನೆ. ಯಾಕಂದ್ರೆ ಇದರಿಂದ ಶರತ್ ಹಾಸ್ ಅವರ ನಿಶ್ಚಿತ ಮತೀಯ, ಅವರ ತರ್ಕಬದ್ಧ ಶೋಧನೆಯ, ಸಿಗುವ ಸಣ್ಣ ಪುಟ್ಟ ಸುಳಿವುಗಳ ಮೂಲಕವೇ ತಮ್ಮ ಅದ್ಭುತ ತರ್ಕ ಪ್ರತಿಭೆಯ ಮೂಲಕ ಪ್ರಕರಣದ ಕೊನೆ ಮುಟ್ಟಬಲ್ಲ ಅವರ ವಿಶೇಷ ಪ್ರತಿಭೆಯ ಪರಿಚಯ ಜನರಿಗೆ ಆಗ್ಲಿ ಅನ್ನೋದು ನನ್ನ ಈ ದಾಖಲೆಗಳ ಹಿಂದಿನ ಉದ್ದೇಶ. ಆದ್ರೆ ವೈಯಕ್ತಿಕವಾಗಿ ಇದು ಶರತ್ ಹಾಸ್ ಅವರಿಗೆ ಅಷ್ಟೇನು ಇಷ್ಟವಿಲ್ಲ ಅನ್ನಿ. ಹಾ ಬನ್ನಿ, ಇನ್ನು ಪ್ರಾರಂಭಿಸಿಯೇ ಬಿಡೋಣ. ಶರತ್ ಯಾವಾಗ್ಲೂ ಹೇಳ್ತಿದ್ರು,
3: ಗಮನಿಸಬೇಕು ಡಾಕ್ಟರ್, ಗಮನಿಸಬೇಕು. ನೋಡೋದು ಬೇರೆ, ಗಮನಿಸೋದೇ ಬೇರೆ. ಎಲ್ಲರೂ ನೋಡ್ತಾರೆ, ಕೆಲವರು ಮಾತ್ರ ಗಮನಿಸ್ತಾರೆ. ಕಣ್ಣಿನ ದೃಷ್ಟಿ ವಸ್ತು, ವ್ಯಕ್ತಿ, ಸಂಗತಿಗಳ ಮೇಲೆ ಸುಮ್ಮನೆ ಹಾದೋಗ್ಬಿಡಬಾರ್ದು. ಅವುಗಳನ್ನ ಸೂಕ್ಷ್ಮವಾಗಿ ತೀಕ್ಷ್ಣವಾಗಿ ಗಮನಿಸಬೇಕು. ಆಗಲೇ ಅವುಗಳಲ್ಲಿರುವ ವಿಶೇಷಗಳನ್ನ ಗುರುತಿಸೋಕೆ ಸಾಧ್ಯವಾಗೋದು.
2: ನಿಜ ಶರತ್, ನೀವು ಹೇಳ್ತಿರೋದು ನೂರಕ್ಕೆ ನೂರು ಸತ್ಯ.
3: ಅರೆ ಡಾಕ್ಟರ್, ಇಲ್ಲಿ ಬನ್ನಿ ಸ್ವಲ್ಪ.
2: ಏನು?
3: ಅಲ್ಲಿ ನೋಡಿ, ಆ ಹುಡುಗಿ ನಮ್ಮನೆ ಗೇಟ್ ಬಳಿ ನಿಂತು ಯೋಚಿಸ್ತಾಳೆ.
2: ಹೌದು,
3: ಐ ಥಿಂಕ್ ಇಟ್ ಈಸ್ ಅನದರ್ ಇಂಟ್ರೆಸ್ಟಿಂಗ್ ಕೇಸ್.
2: ಹಾಗಂತೀರೇನು?
3: ಖಂಡಿತ. ಈ ಲಕ್ಷಣಗಳಲ್ಲೆಲ್ಲ ಹಿಂದೆ ಗಮನಿಸಿದ್ದೀನಿ. ಗೇಟ್ ಬಳಿ ನಿಂತು ಯೋಚಿಸ್ತಿರೋದು ನೋಡಿದ್ರೆ ಇದು ಪ್ರೇಮ ಪ್ರಕರಣವೇ ಇರಬೇಕು ಅಂತ ಅನಿಸ್ತಾ ಇದೆ.
2: ಏನಂದ್ರೆ?
3: ಹೌದು, ನನ್ನ ಸಲಹೆ ಕೇಳೋದಕ್ಕಂತಲೇ ಇಲ್ಲಿ ತನಕ ಇದ್ದಾಳೆ. ಆದ್ರೆ ಏನೋ ಗೊಂದಲ ಇದೆ ಅನಿಸ್ತಿದೆ. ಬಹುಶಃ ಇವಳ ಪ್ರೇಮಿ ಇವಳಿಗೆ ಅನ್ಯಾಯ ಮಾಡಿ ಮೋಸ ಮಾಡ್ತಿದ್ದಾನೆ ಅಂತ ಅನಿಸ್ತಾ ಇದೆ.
2: ಅದನ್ನ ಹೇಗೆ ಅಷ್ಟು ಖಡಾಖಂಡಿತವಾಗಿ ಹೇಳ್ತೀರಿ?
3: ಹೌದು, ಹಾಗಿಲ್ಲದಿದ್ರೆ ಇಷ್ಟು ಗೊಂದಲ, ಇಷ್ಟು ಚಿಂತೆ ಇರ್ತಿರ್ಲಿಲ್ಲ. ಓ, ಒಳಗೆ ಬರ್ತಿದ್ದಾಳೆ, ಬನ್ನಿ ಸರ್, ಕೊಡೋಣ.

0: ಸರ್, ನಿಮ್ಮನ್ನ ಕೇಳಿಕೊಂಡು ಮೈಥಿಲಿ ಅನ್ನೋರು ಬಂದಿದ್ದಾರೆ.
1: ಅವ್ರನ್ನ ಒಳಗೆ ಕಳಿಸು. ಅಂದಾಗ ಸುಧಾಕರ್.
2: ಏನ್ ಸರ್?
1: ಇನ್ಸ್ಪೆಕ್ಟರ್ ರಾಜಾರಾಮ್ ಅವರಿಗೆ ಫೋನ್ ಮಾಡಿ ನಾಳೆ ಬೆಳಿಗ್ಗೆ 8 ನನ್ನ ಭೇಟಿಯಾಗೋಕೆ ಹೇಳು.
2: ಸರಿ ಸರ್.
3: ನಮಸ್ಕಾರ ಸರ್, ನಾನು ಮೈಥಿಲಿ ಅಂತ.
1: ಹಾ, ಬನ್ನಿ ಮೈಥಿಲಿ, ದಯವಿಟ್ಟು ಕೂತ್ಕೊಳ್ಳಿ. ಅಂದಾಗೆ ಮೈಥಿಲಿ ಅವರೇ, ನಿಮಗೆ ಕಣ್ಣಿನ ತೊಂದರೆ ಇದೆ ಏನೋ? ಶಾರ್ಟ್ ಸೈಟ್?
3: ಹೌದು, ಶಾರ್ಟ್ ಸೈಟ್. ಅರೆ, ಅದ್ ನಿಮ್ಗೆ ಹೇಗ್ ಗೊತ್ತಾಯ್ತು?
1: ಇರ್ಲಿ ಬಿಡಿ, ನೀವು ಇಷ್ಟು ಅವಸರದಲ್ಲಿ ನನ್ನ ನೋಡೋದಕ್ಕೆ ಬಂದ ಕಾರಣವನ್ನ ಯಾವ ಸಂಕೋಚವೂ ಇಲ್ಲದೆ ಧೈರ್ಯವಾಗಿ ನಮ್ಮ ಮುಂದೆ ಹೇಳಬಹುದು.
3: ಇದು ತುಂಬಾ ಮುಖ್ಯವಾದ ನನ್ನ ವೈಯಕ್ತಿಕ ವಿಚಾರ. ನಿಮ್ ಹತ್ರ ಹೇಳಿ ನಿಮ್ ಸಲಹೆ ಪಡಿಬೇಕು ಅಂತಲೇ ನಾನಿಲ್ಲಿ ಬಂದಿರೋದು.

0: ಆದ್ರೆ ಇವರು
1: ಇವರು ಡಾಕ್ಟರ್ ವಾಸನ್ ಅಂತ.
0: ನಮಸ್ಕಾರ.
1: ನನ್ನ ಎಲ್ಲಾ ಸಾಹಸಗಳಲ್ಲಿ ನನ್ನ ಜೊತೆಗಿರುವರು, ನನ್ನ ಆತ್ಮೀಯ ಮಿತ್ರರು ಹೌದು. ಇವರ ಮುಂದೆ ನಿಮ್ಮ ಸಂಖ್ಯೆಯನ್ನು ಹೇಳೋದಕ್ಕೆ ಯಾವ ಯೋಚನೆಯೂ ಬೇಡ.
0: ನಾನು ಇಷ್ಟ ಅವಸರದಲ್ಲಿ ಹೊರಟು ಬಂದ ಕಾರಣ ಏನು ಅಂತ ನೀವು ಕೇಳಿದ್ರಿ. ನಾನು ಅವಸರದಲ್ಲಿ ಬಂದಿದ್ದೇನೆ ನಿಜ, ಆದ್ರೆ ಎಲ್ಲ ನಿಮಗೆ ಹೇಗೆ?
1: ಇದು ನನ್ನ ಕಸುಬು, ದಯವಿಟ್ಟು ನಿಮ್ ವಿಚಾರ ಹೇಳಿ.
0: ನಿಮ್ ಹತ್ರ ಅಥವಾ ಪೊಲೀಸರ ಬಳಿ ಹೋಗೋದು ನಮ್ ತಂದೆಗೆ ಸ್ವಲ್ಪನೂ ಇಷ್ಟ ಇಲ್ಲ. ಏನು ತೊಂದ್ರೆ ಇಲ್ಲ, ಎಲ್ಲ ಸರಿ ಹೋಗುತ್ತೆ, ಸ್ವಲ್ಪ ತಾಳ್ಮೆಯಿಂದಿರು ಅಂತ ಅವರು ನನಗೆ ಪದೇ ಪದೇ ಹೇಳ್ತಾನೆ ಇದ್ರು. ಆದ್ರೆ ನನಗ್ಯಾಕೋ ತಡಿಯೋಕಾಗ್ಲಿಲ್ಲ, ಅದಕ್ಕೆ ತಕ್ಷಣ ಹೊರಟು ಬಂದ್ಬಿಟ್ಟೆ. ನಮ್ ತಂದೆ ಅವ್ರನ್ನ ತಂದೆ ಅಂತ ಕರೆಯೋದು ಒಂಥರ ತಮಾಷೆ ಅನ್ಸುತ್ತೆ. ಯಾಕಂದ್ರೆ ಅವರು ನನ್ಗಿಂತ 5-6 ವರ್ಷ ದೊಡ್ಡವರಷ್ಟೇ.
1: ಅಂದ್ರೆ ನಿಮ್ ತಂದೆ?
0: ನನಗೆ ಜನ್ಮ ಕೊಟ್ಟ ತಂದೆ ಈಗಿಲ್ಲ.
1: ಓಹೋ.
0: ಅವರು ತೀರ್ಕೊಂಡು 5 ವರ್ಷ ಆಯ್ತು. ಅವ್ರು ಸತ್ತು ಸ್ವಲ್ಪ ದಿವಸಕ್ಕೆ ನಮ್ ತಾಯಿ ಕಲ್ಯಾಣ್ ಶೇಖರ ಅನ್ನೋರ್ನ ಮದುವೆ ಮಾಡಿಕೊಂಡ್ರು. ಕಲ್ಯಾಣ್ ಶೇಖರ ನಮ್ ತಾಯಿಗಿಂತ 12-13 ವರ್ಷ ಚಿಕ್ಕವರು. ನಮ್ ತಂದೆ ಮಾಡಿದ್ದ ಆಸ್ತಿಗೋಸ್ಕರ ಆದರ್ಶದ ಹೆಸರು ಹೇಳ್ಕೊಂಡು ನಮ್ ತಾಯಿನ ಅವರು ಮದುವೆ ಮಾಡಿಕೊಂಡ್ರು ಅನ್ನೋದು ನನ್ನ ಭಾವನೆ. ಮದ್ವೆ ಆದ ದಿವಸಕ್ಕೆ ನಮ್ ತಂದೆ ನಡೆಸ್ತಿದ್ದ ಅಂಗಡಿ ಮಳಿಗೆಗಳನ್ನೆಲ್ಲ ಮುಚ್ಚಿಸಿ ಮಾರ್ಬಿಟ್ರು. ಅದರಿಂದಾನೇ ಏನಿಲ್ಲ ಅಂದ್ರು 10-12 ಲಕ್ಷ ಬಂದಿರ್ಬೇಕು.
1: ನೀವು ನಿಮಗಾಗಿ ನಿಮ್ ತಂದೆ ಏನ್ ಬಿಟ್ಟು ಹೋಗಿದ್ದಾರೆ?
0: ನನ್ನ ಹೆಸರಲ್ಲಿ ಒಂದಿಷ್ಟು ಹಣ FD ಇಟ್ಟಿದ್ದಾರೆ. ಆದ್ರೆ ನಾನು ಅದರಲ್ಲಿ ಬಡ್ಡಿ ಮಾತ್ರ ಮುಟ್ಟಬಹುದು ಅಷ್ಟೇ. ಅದೇ ವರ್ಷಕ್ಕೆ ಸುಮಾರು 40,000 ಬರುತ್ತೆ.
1: ಆ ಹಣನ ನೀವು ಉಪಯೋಗಿಸ್ತೀರೇನು?
0: ಇಲ್ಲ ಇಲ್ಲ, ನಾನು ಆ ಹಣ ಮುಟ್ಟಲ್ಲ. ಅದನ್ನ ಕಲ್ಯಾಣ್ ಶೇಖರ್ ಬ್ಯಾಂಕಿಂದ ತಂದು ನಮ್ ತಾಯಿ ಕೈಗೆ ಕೊಡ್ತಾರೆ. ನಾನು ಟೈಪಿಸ್ಟ್ ಆಗಿ ವರ್ಕ್ ಮಾಡ್ತಿದ್ದೀನಿ, ಅದರಿಂದ ಬರೋ ಹಣನೇ ನನ್ನ ತಿಂಗಳ ಖರ್ಚಿಗೆ ಬೇಕಾದಷ್ಟಾಗುತ್ತೆ.
1: ನಿಮ್ ವಿಚಾರನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಿ. ಇನ್ನು ಸಮಸ್ಯೆಗೆ ಬರೋಣ. ಹೇಳಿ
0: ಸರ್. ನನಗೆ ನಮ್ ಸುಮಂತನ ಬಗ್ಗೆ ಹೇಳ್ಕೋಬೇಕಾಗಿದೆ. ಅವ್ರಿಗೆ ಏನಾಗಿದೆ, ಅವ್ರು ಎಲ್ಲಿದ್ದಾರೆ ಅನ್ನೋ ವಿಚಾರ ತಿಳ್ಕೋಬೇಕಾಗಿದೆ.
1: ಸುಮಂತ್? ಮುಂದುವರ್ಸಿ.
0: ನಮ್ ತಂದೆ ಅನ್ನಿ, ಚಿಕ್ಕಪ್ಪ ಅನ್ನಿ, ಅದೇ ಕಲ್ಯಾಣ್ ಶೇಖರ, ತುಂಬಾ ಕಟ್ಟುನಿಟ್ಟು ಸ್ವಭಾವದವ್ರು. ನಾನು ಎಲ್ಲೂ ಹೊರಗೆ ಹೋಗೋದು ಅವ್ರಿಗೆ ಸ್ವಲ್ಪನೂ ಇಷ್ಟ ಇಲ್ಲ. ನಾನೆಲ್ಲಾದ್ರೂ ಆಚೆ ಹೋಗ್ಬೇಕು ಅಂದ್ರೆ
2: ಹೋಗಬಾರ್ದು, ಹೋಗಲೇಬಾರದು ಅಂದೆ. ಯಾಕೆ ಹೋಗ್ಬೇಕು? ಹೆಣ್ಮಕ್ಳು ಮನೆಗೆ ಭೂಷಣ, ಮನೆಯಲ್ಲಿ ಮರ್ಯಾದೆ ಆಗಿರೋದು ಬಿಟ್ಟು ಹೊರಗಡೆ ಬೀದಿ ಬೀದಿ ಸುತ್ತಿ ಕೆಟ್ಟ ಹೆಸರು ತಗೊಂಡು ಬರಬೇಕೇನು? ಹೋಗಬಾರದು ಅಂದೆ, ಏನೀಗ ಹೊರಗಡೆ ಹೋಗದಿದ್ರೆ ಈಗ ಅಂತೀನಿ. ಆ ಸುಡುಗಾಡ್ ಸಂಗೀತ ಡಾನ್ಸ್ ಪ್ರೋಗ್ರಾಮ್ಗಳನ್ನ ನೋಡಿದ್ರೆ ಏನೀಗ ಅಂತ.
0: ಹಾಗಂತ ಗುಡುಗಾಡ್ ಬಿಡೋರು. ಅವ್ರ ಸ್ವಭಾವ ಗೊತ್ತಿದ್ ನಾನು ಅವ್ರ ಜೊತೆ ಹೆಚ್ಚು ವಾದ ಮಾಡಕ್ಕೆ ಹೋಗ್ತಿರ್ಲಿಲ್ಲ. ಅಮ್ಮನು ಅವ್ರ ಹೆದರ್ಕೊಂಡೋ ಏನೋ ಸುಮ್ಮನಾಗ್ ಬಿಡ್ತಿದ್ರು. ನನಗೆ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ, ಆದ್ರೆ ಕಲ್ಯಾಣ್ ಶೇಖರ ಪ್ರೋಗ್ರಾಮ್ ಹೋಗೋದಕ್ಕೆ ಬಿಡ್ತಿರ್ಲಿಲ್ಲ. ಅವರು ಕಲ್ಕತ್ತಾಗೆ, ಬಾಂಬೆಗೆ, ಡೆಲ್ಲಿಗೆ ಅಂತ ಟೂರ್ ಹೋಗ್ತಿದ್ರು. ಅಂತ ಒಂದ್ ಸಂದರ್ಭದಲ್ಲಿ ನಾನು ನನ್ನ ತಾಯಿನ ಕರೆದು ಕಲಾಕ್ಷೇತ್ರದಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ನೋಡೋದಕ್ಕೆ ಹೋದೆ. ಅಲ್ಲಿ ನನಗೆ ಅಮ್ಮನ ಮೂಲಕನೇ ಸುಮಂತನ್ ಪರಿಚಯ ಮೊಟ್ಟ ಮೊದಲ ಬಾರಿ ಆಗಿದ್ದು. ಮೊದಲ ಭೇಟಿಲೆ ನನಗೆ ಅವರ ಗಂಭೀರ ವ್ಯಕ್ತಿತ್ವ ತುಂಬಾ ಇಷ್ಟವಾಯ್ತು. ಕಾರ್ಯಕ್ರಮ ಮುಗಿಯೋವರೆಗೂ ನಮ್ ಜೊತೆಲೇ ಇದ್ದು ಆಮೇಲೆ ನಮ್ಮನ್ನ ಅವರೇ ಆಟೋ ಹತ್ಸಿ ಮನೆ ಕಳಿಸಿದ್ರು. ಮೊದಲನೇ ಭೇಟಿಲೆ ಅವ್ರು ನನ್ಗೆ ಎಷ್ಟೋ ವರ್ಷಗಳಿಂದ ಪರಿಚಿತರು ಅನ್ನೋ ಭಾವನೆ ಬೆಳೆದ್ಬಿಡ್ತು. ಅವತ್ತು ನಾವು ಮನೆಗೆ ಬಂದು ಸೇರೋದೇ ತಡ ಫೋನ್ ಬಂತು.
3: ಹಲೋ, ಯಾರು? ಓ, ಸುಮಂತ್ ಅವರಾ? ಹಾ ಮಿಸ್ಟರ್ ಸುಮಂತ್, ಸೇಫ್ ಆಗಿ ಮನೆಗೆ ಬಂದು ಮುಟ್ಟಿದ್ವು. ಓಕೆ ಓಕೆ, ಮಿಸ್ಟರ್ ಸೇರ್ಸಲ್ಲ, ಸುಮಂತ್ ಸುಮಂತ್ ಆಯ್ತೆ. ನೀವು ನಮ್ಗ ತುಂಬಾ ತೊಂದರೆ ತಗೊಂಡ್ರಿ, ತುಂಬಾ ಥ್ಯಾಂಕ್ಸ್. ಮತ್ತೆ ಯಾವಾಗ ಭೇಟಿ ಅನ್ನೋದನ್ನ ನೀವೇ ಹೇಳ್ಬೇಕು. ನಾಡಿದ್ದ? ಇಲ್ಲ ಇಲ್ಲ, ನಾಡಿದ್ದು ನನಗೆ ತುಂಬಾ ಕೆಲಸ ಇವೆ. ನಾಳೆ ಸಂಜೆ ಆಗ್ಬೋದಾ? ಓಕೆ ಫೈನ್, ನಾಳೆ ಭೇಟಿ ಆಗೋಣ. ಓಕೆ, ಗುಡ್ ನೈಟ್.
0: ಸುಮಂತ್, ನಾಳೆ ನಮ್ ಚಿಕ್ಕಪ್ಪ ಊರಿಗೆ ಬರ್ತಿದ್ದಾರೆ, ಆಮೇಲೆ ನಾನು ಹೊರಗೆ

0: ಅನ್ನೋದು ಸಾಧ್ಯನೇ ಇಲ್ಲ.
1: ಹಾಗಾದ್ರೆ ನಾವು ಭೇಟಿಯಾಗೋದು ಹೇಗೆ?
0: ಅದೇ ನನಗೂ ಅರ್ಥ ಆಗ್ತಿಲ್ಲ. ಇನ್ನೊಂದು ವಾರದಲ್ಲಿ ಕಲ್ಯಾಣ್ ಶೇಖರ್ ಮತ್ತೆ ಹೋಗ್ತಿದ್ದಾರೆ. ಅವರು ವಾಪಸ್ ಬರೋಕೆ ಕನಿಷ್ಠ ಒಂದು ವಾರ ಆದ್ರೂ ಬೇಕು.
1: ಸರಿ ಸರಿ,
0: ಆಗ ಯಾರ ಭಯನೂ ಇಲ್ಲದೆ ಭೇಟಿ ಆಗ್ಬೋದು.
1: ಸರಿ, ಹಾಗೆ ಮಾಡೋಣ. ಕದ್ದು ಮುಚ್ಚಿ ಹೊರಗೆ ಬಂದು ಆಮೇಲೆ ನೀನು ಇಲ್ಲಿ ತೊಂದರೆಯಲ್ಲಿ ಸಿಕ್ಕಾಕೊಳ್ಳೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಕಲ್ಯಾಣ್ ಶೇಖರ್ ಊರಿಗೆ ಹೋದ್ಮೇಲೆ ನಾವು ಭೇಟಿಯಾಗೋಣ. ಆದ್ರೆ ಅಲ್ಲಿ ತನಕ ಪ್ರತಿನಿತ್ಯ ನೀನು ನನಗೆ ಒಂದೊಂದು ಕಾಗದ ಬರೀಬೇಕು, ನಾನು ನಿನಗೆ ಬರೀತೀನಿ. ಸರಿನಾ?
0: ಓಕೆ ಸುಮಂತ್.
2: ಒಂದು ಸಣ್ಣ ಪ್ರಶ್ನೆ ಮೈಥಿಲಿ ಅವರೇ, ನೀವು ಡಾನ್ಸ್ ಪ್ರೋಗ್ರಾಮ್ಗೆ ಹೋಗಿದ್ದ ವಿಷಯ ಕಲ್ಯಾಣ್ ಶೇಖರ್ಗೆ ಗೊತ್ತಾಯ್ತಾ?
0: ಹಾ ಗೊತ್ತಾಯ್ತು. ಆದ್ರೆ ಆಶ್ಚರ್ಯದ ಅಂದ್ರೆ ಅವ್ರದ್ ಗೊತ್ತಾದ್ಮೇಲೂ ಬೇಜಾರು ಮಾಡ್ಕೊಳ್ಳೇ ಇಲ್ಲ, ಬದಲಿಗೆ ಜೋರಾಗಿ ನಕ್ಬಿಟ್ರು.
3: ಸರಿ ಸರಿ, ನಾನೆಷ್ಟು ಹೇಳಿದ್ರು ತಾನೇ ಏನು ಪ್ರಯೋಜನ? ನೀವು ಹೆಂಗಸರು, ನಿಮಗ್ ಬೇಕನಿಸಿದ್ದನ್ನು ಮಾಡೇ ಮಾಡ್ತೀರಿ, ಅದನ್ನು ತಡೆಯೋದಕ್ಕೆ ಸಾಧ್ಯವೇ? ಆದ್ರೆ ಕಾಲ ಅಷ್ಟು ಸರಿ ಇಲ್ಲ, ನಮ್ಮ ಎಚ್ಚರದಲ್ಲಿ ನಾವಿರೋದು ಒಳ್ಳೇದಂತಷ್ಟೇ ನಾನು ಹೇಳೋದು.
0: ಖಂಡಿತ ಚಿಕ್ಕಪ್ಪ, ನನ್ ಮಿತಿ ದಾಟಿ ಒಂದ್ ಹೆಜ್ಜೆನ ನಾನು ಇಡೋಲ್ಲ, ನೀವೇನು ಯೋಚನೆ ಮಾಡಬೇಡಿ.
3: ಹಾ ಸರಿನಮ್ಮ.
2: ಹಾ, ಅಂದಾಗೆ ಇನ್ನೊಂದ್ ಚಿಕ್ಕ ಪ್ರಶ್ನೆ
0: ಕೇಳಿ.
2: ನೀವು ಸುಮಂತ್ ಮದುವೆ ಆಗ್ಬೇಕು ಅಂತ ನಿರ್ಣಯ ಮಾಡ್ಕೊಂಡಿದ್ರಾ?
0: ಹೌದು ಸರ್, ನಮ್ಮ ಮೊದಲ ಭೇಟಿ ಆದ 8 ದಿವಸದಲ್ಲೇ ನಾವು ಆ ತೀರ್ಮಾನ ತಗೊಂಡಿದ್ದು. ಅವರು ಮಾರ್ಕೆಟ್ ಹತ್ರ ಇರೋ ಯಾವ್ದೋ ಆಫೀಸ್ ನಲ್ಲಿ ಕೆಲಸ ಮಾಡ್ತಿದ್ರು.
2: ಆಫೀಸು
0: ಅದೇ ಬಂದಿರೋದು ಸಮಸ್ಯೆ. ಆ ಆಫೀಸು ಯಾವ್ದು ಅಂತ ನನಗ್ ಗೊತ್ತಿಲ್ಲ.
2: ಮತ್ತೆ ಅವರ ವಾಸ?
0: ಆಫೀಸ್ ನಲ್ಲೇ ಒಂದು ಗೆಸ್ಟ್ ರೂಮ್ ಇತ್ತಂತೆ, ಅವ್ರ ವಾಸ.
2: ಮತ್ತೆ ನೀವು ಬರೆದ ಪತ್ರಗಳನ್ನ ಯಾವ ಅಡ್ರೆಸ್ ಗೆ ಕಳಿಸ್ತಿದ್ರಿ?
0: ಅದೇ ರಸ್ತೆಯಲ್ಲಿರೋ ಪೋಸ್ಟ್ ಆಫೀಸ್ಗೆ. ತನ್ನ ಜೊತೆಲಿ ಕೆಲಸ ಮಾಡೋರ್ಗೆ ಒಂದ್ ಹುಡುಗಿಯಿಂದ ತನಕ್ ಪತ್ರಗಳು ಬರ್ತಾ ಇವೆ ಅನ್ನೋದ್ ಗೊತ್ತಾದ್ರೆ ತುಂಬಾ ರೇಗಿಸ್ತಾರೆ. ಅದಕ್ಕೆ ಆಫೀಸ್ ಅಡ್ರೆಸ್ ಗೆ ಬರೀಬೇಡ ಅಂತ ಹೇಳಿದ್ರು. ಅವರು ಅವ್ರ ಪತ್ರಗಳನ್ನ ಟೈಪ್ ಮಾಡೇ ಕಳಿಸಿದ್ರು.
1: ಬೇಡ ಮೈಥಿಲಿ, ಖಂಡಿತ ಟೈಪ್ ಮಾಡಿ ಮಾತ್ರ ಕಳಿಸ್ಬೇಡ. ನನಗಾದ್ರೆ ವಿಧಿ ಇಲ್ಲ, ನಂದು ಬ್ರಹ್ಮಲಿಪಿ. ನನ್ನ ಒಂದು ಪತ್ರ ಓದೋದ್ರೊಳಗೆ ಒಂದು ಯುಗವೇ ಕಳೆದು ಹೋಗ್ಬಿಡುತ್ತೆ. ನೀನಾದ್ರೆ ಮುತ್ತಿನ ಸಾಲು ಮುತ್ತಿನ ಸಾಲು ಪೋಣಿಸಿದ ಹಾಗೆ ಬರೀತೀಯ. ಜೊತೆಗೆ ನಿನ್ನ ಕೈ ಬರಹದಲ್ಲೇ ಇದ್ರೆ ನೀನೇ ನನ್ನ ಹತ್ತಿರಕ್ಕೆ ಬಂದ ಹಾಗಾಗುತ್ತೆ. ನನ್ನ ನಿನ್ನ ನಡುವೆ ಆ ದರಿದ್ರ ಟೈಪ್ ರೈಟರ್ ಬರೋದು ಖಂಡಿತ ನನಗೆ ಇಷ್ಟ ಇಲ್ಲ.
0: ಈ ಮಾತಿನಿಂದಲೇ ಅವ್ರು ನನ್ನ ಎಷ್ಟು ಆಳವಾಗಿ ಪ್ರೀತಿಸ್ತಿದ್ರು ಅನ್ನೋದಕ್ಕೆ ಸೂಚನೆ ಸಿಕ್ಕಲ್ವಾ?
2: ಸೂಚನೆ? ಹಾ ಖಂಡಿತವಾಗಿಯೂ ಇದು ತುಂಬಾ ಒಳ್ಳೆ ಸೂಚನೆ. ನಿಮ್ ತಾಯಿಯವರು ನಿಮ್ಮ ಸುಮಂತನ ಸ್ನೇಹದ ಬಗ್ಗೆ ಯಾವ ರೀತಿ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ರು?
0: ನಮ್ ತಾಯಿ ನಮ್ಗೆಲ್ಲ ರೀತಿ ಪ್ರೋತ್ಸಾಹನೂ ಕೊಡ್ತಿದ್ರು. ಸುಮಂತ್ ನನ್ನನ್ನು ಮದ್ವೆ ಆಗೋ ವಿಚಾರನೂ ಕೂಡ ನಮ್ ತಾಯಿ ಮುಂದೆನೆ ಪ್ರಸ್ತಾಪ ಮಾಡಿದ್ದು.
1: ಹೌದು ಮೈಥಿಲಿ, ನಿನ್ನಲ್ಲದೆ ನೀನು ಯಾರನ್ನು ನನ್ನ ಜೀವನ ಸಂಗಾತಿಯಾಗಿ ಊಹಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ನೀನು ನೀನು ನನ್ನಲ್ಲದೆ ಇನ್ನು ಯಾರನ್ನು ಮದುವೆಯಾಗಲ್ಲ ಅಂತ ಭಾಷೆ?
0: ಯಾಕೆ ಸುಮಂತ್ ನನ್ ಮೇಲೆ ನಿಮ್ಗೆ ಅನುಮಾನನ? ಈ ಭಾಷೆ ಗೀಷೆ ಎಲ್ಲ ಯಾಕೆ?
4: ಹಾಗಲ್ವೇ ಮೈಥಿಲಿ, ಅವ್ರ ಮನಸ್ಸಿನ ಸಮಾಧಾನಕ್ಕೆ ಹಾಗೆ ಹೇಳ್ತಿದಾರಷ್ಟೇ. ನಿನ್ನನ್ನು ನಾವು ಎಷ್ಟು ಗಾಢವಾಗಿ ಪ್ರೀತಿಸ್ತಿದ್ದಾರೆ ಅಂತ ಇದರಿಂದನೇ ಅರ್ಥ ಆಗೋದಿಲ್ವೇ ನಿಂಗೆ?
0: ಆಯ್ತು ಸುಮಂತ್, ಭಾಷೆ ಕೊಡ್ತೀನಿ. ಆಯ್ತಾ?
1: ಆಯ್ತು. ಏನೇ ಆದ ಎಂಥದೇ ಪ್ರಸಂಗ ಬಂದ್ರು ನನ್ನನ್ನ ಮರಿಬಾರ್ದು, ನನಗಾಗಿ ಕಾಯ್ಬೇಕು.
0: ಅಂದ್ರೆ ಅಂತ ಪ್ರಸಂಗ ಬರುತ್ತೆ ಅಂತ ನಿಮ್ಗೆ ಅನ್ನಿದ್ಯಾ?
4: ಹಾಗಲ್ಲ ಮೈಥಿಲಿ, ಯಾವುದೇ ಕಾರಣಕ್ಕವ್ರಿಗೆ ನಿನ್ನನ್ನು ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಎಂಥ ಸಂದರ್ಭದಲ್ಲೂ ನೀನವ್ರ ಜೊತೆಗಿದ್ದೀಯಾ ಅನ್ನೋ ಭಾವನೆ ಅವ್ರ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಧೈರ್ಯ ತಂದ್ಕೊಡುತ್ತೆ. ಅದಕ್ಕೆ ಹಾಗೆ ಕೇಳ್ತಿದಾರಷ್ಟೇ. ನನ್ ಕೇಳಿದ್ರೆ ಈ ವಾರದಲ್ಲೇ ಯಾವ್ದಾದ್ರೂ ದೇವಸ್ಥಾನದಲ್ಲಿ ಮದುವೆ ಶಾಸ್ತ್ರ ಇಟ್ಕೊಂಡ್ಬಿಡೋದೋ ಏನೋ.
0: ಅದ್ ಹೇಗಮ್ಮ, ಚಿಕ್ಕಪ್ಪ ಊರಲ್ಲಿ ಇಲ್ದೇ ಇರೋವಾಗ ಅದ್ ಹೇಗಾಗುತ್ತೆ? ಅವ್ರಿಗೆ ಈ ಮದ್ವೆ ಇಷ್ಟ ಇದೆ.

0: ಇದೆಯೋ ಇಲ್ವೋ. ಅವ್ರ ವಿಷಯ ತಿಳಿಸ್ದೆ ಮದ್ವೆ ಆಗೋದು ನನಗೂ ಗೊತ್ತಾ ಇಲ್ಲ. ಅವ್ರ ಬಾಂಬೆ ಅಡ್ರೆಸ್ಗೆ ಒಂದ್ ವಿವರವಾದ ಪತ್ರ ಬರೆದು ಕಳ್ಸೋಣ.
1: ನೀವು ಕಳಿಸಿದ ಪತ್ರಕ್ಕೆ ಉತ್ತರ ಬಂತ ಮೈತಿಲಿ?
0: ಇಲ್ಲ ಸರ್, ಆ ಪತ್ರ ತಲುಪೋ ಹೊತ್ತಿಗೆ ಅವರು ಬಾಂಬೆ ಬಿಟ್ಬಿಟ್ಟಿದ್ರು ಅಂತ ಕಾಣುತ್ತೆ. ನಮ್ಮ ಮದ್ವೆ ದಿನ ನಾವು ಕಳಿಸಿದ ಪತ್ರ ನಮಗೆ ವಾಪಸ್ ಬಂತು.
1: ಛೇ ಛೇ, ತುಂಬಾ ಅನ್ಯಾಯ. ಹಾ ಸರಿ, ಮುಂದುವರಿಸಿ. ಹಾ, ಅವತ್ತು ನಿಮ್ಮ ಮದುವೆ ನಿಶ್ಚಯವಾಗಿತ್ತು ಅಂದ್ರಿ?
0: ಹೌದು, ಒಂದ್ ನಾಲ್ಕು ಜನ ತುಂಬಾ ಆತ್ಮೀಯರಿಗೆ ಮಾತ್ರ ಬರೋದಕ್ಕೆ ಹೇಳಿದ್ವಿ. ಅವತ್ ಬೆಳಿಗ್ಗೆ ಕೂಡ ಸುಮಂತ್ ಮನೆಗೆ ಬಂದಿದ್ರು, ನಮಗೆ ದೇವಸ್ಥಾನಕ್ಕೆ ನೇರವಾಗಿ ಬಂದ್ಬಿಡೋದಕ್ಕೆ ಹೇಳಿದ್ರು. ಅವರು ಅವ್ರ ಸ್ನೇಹಿತರನ್ನ ಕರ್ಕೊಂಡು ಅಲ್ಲಿಗೆ ಬರೋ ಕಾರ್ಯಕ್ರಮ ಇತ್ತು. ಅವ್ರು ಹೇಳಿದ ಹಾಗೆ ನಾನು ಅಮ್ಮ ತಯಾರಾಗಿ ದೇವಸ್ಥಾನಕ್ಕೆ ಹೋದು. ಆದ್ರೆ ಸುಮಂತ್ ಬರಲೇ ಇಲ್ಲ. ಎಷ್ಟೊತ್ತಾದ್ರೂ ಅವರು ಬರಲೇ ಇಲ್ಲ.
1: ಛೇ, ಅನ್ಯಾಯ. ನಿಮಗೆ ಹೀಗೆ ಅವರು ಅವಮಾನ ಬರದಾಗಿತ್ತು?
0: ಹಾಗೆ ಮಾತ್ರ ಹೇಳಬೇಡಿ ಸರ್. ಅವರು ನನ್ನನ್ನು ತುಂಬಾ ಗಾಢವಾಗಿ ಪ್ರೀತಿಸ್ತಿದ್ರು. ಅವ್ರಿಗೆ ನಿಜವಾಗ್ಲೂ ಏನೋ ತೊಂದರೆ ಆಗಿರ್ಲೇಬೇಕು. ಅದು ಬಹುಶಃ ಅವ್ರಿಗೂ ಗೊತ್ತಿತ್ತು ಅಂತ ಕಾಣುತ್ತೆ. ಯಾಕೆಂದ್ರೆ ಅವತ್ ಬೆಳಿಗ್ಗೆ ಬಂದಾಗ್ಲೂ ಅವ್ರು ಏನ್ ಹೇಳಿದ್ರು ಗೊತ್ತಾ?
2: ಮೈಥಿಲಿ, ಏನೇ ಆದ್ರೂ ನೀನು ನನ್ನ ಕೈ ಬಿಡಬಾರ್ದು. ವಿಧಿವಶಾತ್ ಬೇರೆ ಯಾವ ಪ್ರಸಂಗ ಬಂದರೂ ಕೂಡ ನೀನು ನನ್ನ ಮರಿಬಾರ್ದು. ಯಾಕೆಂದ್ರೆ ನಾವು ಬೇರೆ ಬೇರೆ ಆದರೂ ಅದು ಕೇವಲ ತಾತ್ಕಾಲಿಕ ಅಷ್ಟೇ. ಒಂದಲ್ಲ ಒಂದು ದಿನ ನೀನು ನನ್ನವಳಾಗ್ತೀಯ. ಆದರೆ ನೀನು ಕಾಯಬೇಕು, ನನಗಾಗಿ ಕಾಯಬೇಕು.
1: ಮೈಥಿಲಿಯವರೇ, ಮದುವೆ ದಿನ ಬೆಳಿಗ್ಗೆ ಅವರು ಹೀಗೆಲ್ಲ ಮಾತಾಡಿದ್ದು ನಿಮಗೆ ವಿಚಿತ್ರ ಅನಿಸಲಿಲ್ವೇ?
0: ಅನ್ನಿಸ್ತು ಶರತ್ ಅವರೇ. ಆದ್ರೆ ಬಹುಶಃ ಏನೋ ತೊಂದರೆನ ಅವರು ನಿರೀಕ್ಷಿಸಿದ್ರು ಅಂತ ಕಾಣುತ್ತೆ. ಬಹುಶಃ ಅವರು ನಿರೀಕ್ಷಿಸಿದ ತೊಂದರೆಲೆ ಅವ್ರು ಸಿಕ್ಕಾಕೊಂಡಿರ್ಬೇಕು ಅಂತ ನನಗನ್ನಿಸ್ತಿದೆ.
1: ಸರಿ ಮೈಥಿಲಿಯವರೇ, ಸಾಧ್ಯವಾದಷ್ಟು ಸುಮಂತನನ್ನು ನಿಮ್ಮ ನೆನಪಿನಿಂದ ಅಳಿಸಿ ಹಾಕೋದಕ್ಕೆ ಪ್ರಯತ್ನ ಪಡಿ. ಅವನು ನಿಮ್ಮ ಬದುಕಿನಲ್ಲಿ ಒಮ್ಮೆ ಪ್ರವೇಶಿಸಿದ್ದ ಅನ್ನೋದನ್ನ ಸಾಧ್ಯವಾದಷ್ಟು ಮರೆತು ಬಿಡಿ.
0: ಅಂದ್ರೆ ಅಂದ್ರೆ ನಾನು ಮತ್ತೆ ಸುಮಂತನ ನೋಡೋದೇ ಇಲ್ವೇನು?
1: ಬಹುಶಃ.
0: ಏನ್ ಹೇಳ್ತಿದ್ದೀರಿ ಸರ್ ನೀವು? ಸುಮಂತ್ ಏನಾಗಿದೆ ಅಂತ ನೀವು ಊಹಿಸ್ತಿದ್ದೀರಿ?
1: ಆ ವಿಚಾರವನ್ನ ನೀವು ನನಗೆ ಬಿಟ್ಟುಬಿಡಿ. ಈಗ ನನಗೆ ಮುಖ್ಯವಾಗಿ ಬೇಕಾಗಿರೋದು ಮೂರು ವಿಚಾರ. ಒಂದು, ಸುಮಂತನ ರೂಪದ ಬಗ್ಗೆ ಒಂದು ಖಚಿತವಾದ ಚಿತ್ರ. ಎರಡನೆಯದು, ಅವನು ನಿಮಗೆ ಕಳಿಸಿದ ಪತ್ರಗಳು ಮತ್ತು ನಿಮ್ಮ ವಿಳಾಸ. ಮೂರನೆಯದು, ಕಲ್ಯಾಣ ಶೇಖರ್ ಕಚೇರಿಯ ವಿಳಾಸ.
0: ನಿನ್ನೆ ಪತ್ರಿಕೆಯಲ್ಲಿ ಸುಮಂತನ ಎಲ್ಲಾ ವಿವರಗಳನ್ನು ಕೊಟ್ಟು ಕಾಣೆಯಾಗಿದ್ದಾರೆ ವಿಭಾಗದಲ್ಲಿ ಪ್ರಕಟಿಸಿದ್ದೆ. ಅದು ಇಲ್ಲಿದೆ ನೋಡಿ. ಇದು ಅವ್ರು ನನಗೆ ಬರ್ತ ಪತ್ರಗಳು. ಇದು ನನ್ನ ವಿಳಾಸ. ಇದು ಕಲ್ಯಾಣ ಶೇಖರ್ನ ಕಚೇರಿ ವಿಳಾಸ. ತಗೊಳ್ಳಿ.
1: ಥ್ಯಾಂಕ್ ಯು. ಆದಷ್ಟು ಬೇಗ ನಿಮಗೆ ಸುದ್ದಿ ಕಳಿಸ್ತೇನೆ. ಆದರೆ ನಾನು ಹೇಳಿದ ವಿಷಯ ಮಾತ್ರ ಮರಿಬೇಡಿ. ಸುಮಂತ ನಿಮ್ಮ ಪಾಲಿಗೆ ಮುಗಿದು ಹೋದ ಒಂದು ಅಧ್ಯಾಯ. ನಿಮ್ಮ ಮುಂದಿನ ಬದುಕನ್ನ ಅವನ ನೆನಪುಗಳು ಹಾಳು ಮಾಡೋದಕ್ಕೆ ಅವಕಾಶ ಕೊಡಬೇಡಿ.
0: ಅದಷ್ಟು ಸುಲಭ ಅಲ್ಲ ಸರ್. ನಾನು ಸುಮಂತ್ಗಾಗಿ ಕಾಯ್ತೀನಿ. ಒಲ್ಲ ಒಂದಿನ ಅವರು ಬಂದೇ ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ. ನಾನು ಬರ್ತೀನಿ ಸರ್.
1: ಪಪ್ಪದ ಹುಡುಗಿ.
3: ಹೌದು, ತುಂಬಾ ನೊಂದು ಬಿಟ್ಟಿದ್ದಾಳೆ. ಆದ್ರೆ ಆಕೆ ಬಂದಾಗ ನೀವು ಹೇಳಿದ್ರಲ್ಲ.
1: ಏನು?
3: ನೀವು ತುಂಬಾ ಅವಸರದಲ್ಲಿ ಬಂದಿದ್ದೀರಿ ಅಂತ.
1: ಅದು ಹೇಗೆ ಹೇಳಿದ್ರಿ? ಓಹೋ, ಅದೇ ತೀರಾ ಸರಳ ವಿಚಾರ.
3: ಏನು?
1: ಅದಕ್ಕೆ ನಾನು ಮೊದಲಲ್ಲೇ ಹೇಳಿದ್ದು, ಬರೀ ನೋಡಬಾರದು ಗಮನಿಸಬೇಕು ಅಂತ. ಆಕೆ ಹಾಕಿದ್ದ ಚಪ್ಪಲಿಗಳು ಹೆಚ್ಚು ಕಡಿಮೆ ಒಂದೇ ಅನ್ನೋ ಹಾಗೆ ಇದ್ರೂ ಅವುಗಳ ಬಣ್ಣದಲ್ಲಿ ವ್ಯತ್ಯಾಸ ಇತ್ತು. ಒಂದು ಕಾಲಿನದ್ದು ಕಂದು ಬಣ್ಣದ್ದು, ಎಡಗಾಲಿನದ್ದು ಕೆಂಪು ಬಣ್ಣದ್ದು. ಒಬ್ಬ ತರುಣಿ ಇಂಥ ತಪ್ಪು ಮಾಡೋದು ಅವಸರದ ಹೊತ್ತಿನಲ್ಲಿ ಮಾತ್ರ ಅನ್ನೋದು ನನ್ನ ತರ್ಕ.
3: ಇಷ್ಟು ಸರಳ? ಆಕೆಗೆ ಶಾರ್ಟ್ ಸರ್ಟ್ ಅಂದ್ರಲ್ಲ ಅದು.
1: ಹಾ, ಆಕೆ ಕಣ್ಣುಗಳ ಕೆಳಗೆ ಕಪ್ಪು ಗುರುತುಗಳು ಇತ್ತು ಮತ್ತು ಮೂಗಿನ ಕಂಬದ ಮೇಲೆ ಕನ್ನಡಕ ಒತ್ತಿದ ಗುರುತುಗಳಿದ್ದವು. ಗುರುತುಡೋ ಅಷ್ಟು ಹೊತ್ತು ಕನ್ನಡಕ ಧರಿಸಬೇಕಾದ್ರೆ ಕಣ್ಣಿನ ತೊಂದರೆ ಇರಬೇಕು. ಅದು ಶಾರ್ಟ್ ಸೈಡ್.

0: ಸೇರಬೇಕು ಅಂತ ಹೋಯ್ತಿದೆ. ಜೊತೆಗೆ ಇಲ್ಲಿ ಬಂದಾಗ ಆಕೆ ಕನ್ನಡ ಹಾಕಿಕೊಂಡಿರಲಿಲ್ಲ, ಅದು ಕೂಡ ಆಕೆ ಅವಸರದಲ್ಲಿ ಬಂದಿರಬೇಕು ಅನ್ನೋದಕ್ಕೆ ಒಂದು ಸೂಚನೆ.
1: ನೀವು ವಿವರಿಸಿದ ಮೇಲೆ ಇದೆಲ್ಲ ಎಷ್ಟು ಸರಳ ಅನಿಸ್ತಿದೆ.
0: ಅದಿರಲಿ, ಈಗ ಪತ್ರಿಕೆಯಲ್ಲಿ ಬಂದಿರೋ ಸುಮಂತನ ವರ್ಣನೆಯನ್ನ ಸ್ವಲ್ಪ ಓದಿ ಹೇಳಿ ಡಾಕ್ಟರ್.
1: ಓದ್ಲ? ಸುಮಂತ್ ಅನ್ನುವ ವ್ಯಕ್ತಿ 15ನೇ ತಾರೀಕಿನಿಂದ ಕಾಣೆಯಾಗಿದ್ದಾರೆ. 5 ಅಡಿ 7 ಅಂಗುಲ ಎತ್ತರ, ಉತ್ತಮ ದೇಹದಾಢ್ಯ, ಕಂದು ಬಣ್ಣ, ದಟ್ಟವಾದ ಕಪ್ಪು ಕೂದಲು, ದಟ್ಟವಾದ ಕಪ್ಪು ಗಡ್ಡ, ಕಪ್ಪು ಕನ್ನಡಕ ಧರಿಸುತ್ತಾರೆ. ನಿಧಾನವಾಗಿ ತಡೆ ತಡೆದು ಪಿಸುದನಿಯಲ್ಲಿ ಮಾತನಾಡುತ್ತಾರೆ.
0: ಸಾಕು, ಅಷ್ಟು ಸಾಕು.
1: ಸಾಕ,
0: ಈಗ 2 ಪತ್ರಗಳನ್ನು ಬರೆದು ಕಳಿಸಿಬಿಟ್ರೆ ಈ ಸಮಸ್ಯೆಗೆ ಪರಿಹಾರ ಕಂಡು ಹಿಡಿದು ಬಿಡಬಹುದು. ಮೊದಲನೇ ಪತ್ರ ಈ ನಗರದಲ್ಲಿರುವ ಒಂದು ಕಚೇರಿಗೆ, ಇನ್ನೊಂದು ಮೈಥಿಲಿಯ ಚಿಕ್ಕಪ್ಪ ಕಲ್ಯಾಣ ಶೇಖರ್ನಿಗೆ. ಡಾಕ್ಟರ್, ಒಂದು ಕೆಲಸ ಮಾಡಿ,
1: ಏನು?
0: ಗುರುವಾರ ಸಂಜೆಗೆ ಇಲ್ಲಿಗೆ ಬಂದು ಬಿಡಿ, ಈ ಪ್ರಕರಣಕ್ಕೆ ಮಂಗಳ ಹಾಡಿ ಬಿಡೋಣ.
1: ಆಯ್ತು ಶರತ್, ಸರಿ. ಹಾಗಾದ್ರೆ ನಾನು ಇನ್ ಬರ್ತೇನೆ.
0: ಓಕೆ.
1: ಏನು ಶರತ್ ಸಾಹೇಬ್ರೆ, ಏನಾದ್ರೂ ತೀರ್ಮಾನಕ್ಕೆ ಬಂದ್ರೇನು?
0: ಓ, ಬನ್ನಿ ಬನ್ನಿ. ನಿಜ ಹೇಳಬೇಕಂದ್ರೆ ಆ ಪ್ರಕರಣದಲ್ಲಿ ಯಾವ ರಹಸ್ಯವೂ ಇರಲೇ ಇಲ್ಲ. ನನ್ನ ತೀರ್ಮಾನಗಳನ್ನ ಖಚಿತಪಡಿಸಿಕೊಳ್ಳುವುದಕ್ಕೆ ನನಗೆ 1-2 ವಿವರಗಳು ಬೇಕಾಗಿತ್ತು ಅಷ್ಟೇ. ಅವು ಈಗ ನನ್ನ ಕೈಯಲ್ಲಿವೆ. ಆದ್ರೆ ಆ ಅಯೋಗ್ಯನಿಗೆ ಕಾನೂನು ರೀತಿಯ ಯಾವ ಶಿಕ್ಷೆಯನ್ನು ವಿಧಿಸುವುದು ಸಾಧ್ಯವಿಲ್ಲ. ಅದೇ ನನಗಿರೋ ಬೇಸರ.
1: ಯಾರವನು? ನಮಸ್ಕಾರ ಮಿಸ್ಟರ್ ಶರತ್ ಹಾಸ್.
0: ಹಾ, ಬನ್ನಿ ಬನ್ನಿ. ಮಿಸ್ಟರ್ ಲ್ಯಾಂಡ್ ಶೇಖರ್, ನಾನೇ ಶರತ್.
1: ನಮಸ್ಕಾರ ಸರ್.
0: ಇವರು ಡಾಕ್ಟರ್ ವಾಸನ್ ಅಂತ.
1: ನಮಸ್ಕಾರ ಸರ್.
0: ಕೂತ್ಕೊಳ್ಳಿ. ನನ್ನನ್ನ 6 ಗಂಟೆಗೆ ಭೇಟಿಯಾಗೋದಕ್ಕೆ ಬರ್ತೀನಿ ಅಂತ ನೀವು ಟೈಪ್ ಮಾಡಿಸಿರೋ ಕಾಗದ ಈ ಬೆಳಗ್ಗೆ ನನ್ನ ಕೈ ಸೇರ್ತು.
1: ಕ್ಷಮಿಸಿ ಮಿಸ್ಟರ್ ಶರತ್, ಮೈಥಿಲಿ ನಿಮಗೆ ತುಂಬಾ ತೊಂದರೆ ಕೊಡ್ತಿದ್ದಾರೆ. ನನಗೆ ನಮ್ಮನೆಯ 4 ಗೋಡೆಗಳ ಮಧ್ಯೆ ಇರಬೇಕಾದ ವಿಚಾರಗಳು ಸಾರ್ವಜನಿಕ ಚರ್ಚೆಯ ವಸ್ತು ಆಗೋದು ಸ್ವಲ್ಪವೂ ಇಷ್ಟ ಇಲ್ಲ. ಸದ್ಯ ಪೊಲೀಸರ ಹತ್ರ ಹೋಗದೆ ನಿಮ್ಮ ಹತ್ರ ಬಂದಲ್ಲ ಅನ್ನೋದೇ ಸಮಾಧಾನ. ನನಗಂತೂ ಈ ಸುಮಂತನ ಪತ್ತೆ ಹಚ್ಚೋಕೆ ಪ್ರಯತ್ನ ಪಡೋದ್ರಲ್ಲಿ ಅರ್ಥವೇ ಇಲ್ಲ ಅನಿಸ್ಬಿಟ್ರೆ ಏನಂತೀರಿ?
0: ಇಲ್ಲ ಇಲ್ಲ, ಖಂಡಿತ ಇಲ್ಲ. ಸುಮಂತನನ್ನ ಖಂಡಿತ ಪತ್ತೆ ಹಚ್ತೀನಿ ಅಂತ ನಾನು ನಂಬಿದ್ದೆ. ಅದಕ್ಕೆ ಬೇಕಾದಷ್ಟು ಕಾರಣಗಳಿವೆ.
1: ಏನಂದ್ರಿ? ನಿಜವಾಗ್ಲು ಸದ್ಯ ನಿಮ್ ಮಾತಿಂದ ಎಷ್ಟೋ ಸಮಾಧಾನವಾಯ್ತು ನೋಡ್ರಿ.
0: ಮಿಸ್ಟರ್ ಕಲ್ಯಾಣ್ ಶೇಖರ್, ನಿಮಗೊಂದು ವಿಷಯ ಗೊತ್ತಾ? ಮನುಷ್ಯನ ಬರವಣಿಗೆಗೆ ಇರೋ ಅಷ್ಟೇ ವೈಯಕ್ತಿಕತೆ ಪ್ರತಿಯೊಂದು ಟೈಪ್ ರೈಟರ್ಗೂ ಇರುತ್ತೆ ಅಂತ. ತೀರಾ ಹೊಸದನ್ನು ಬಿಟ್ಟರೆ ಯಾವ ಟೈಪ್ ರೈಟರ್ಗಳು ಒಂದೇ ರೀತಿಯಾಗಿ ಟೈಪ್ ಮಾಡಲ್ಲ. ಕೆಲವು ಯಂತ್ರಗಳಲ್ಲಿ ಕೆಲವು ಅಕ್ಷರಗಳು ಸವೆದು ಹೋಗಿರ್ತವೆ, ಕೆಲವು ಮೇಲ್ಭಾಗದಲ್ಲಿ ಸವೆದಿರ್ತವೆ, ಕೆಲವು ಕೆಳಭಾಗದಲ್ಲಿ, ಕೆಲವು ಪಕ್ಕದಲ್ಲಿ, ಹೀಗೆ. ಈಗ ನೋಡಿ, ನೀವು ನನಗೆ ಟೈಪ್ ಮಾಡಿ ಕಳಿಸಿರೋ ಈ ಪತ್ರವನ್ನೇ ನೋಡಿ. ಇದರಲ್ಲಿ ಸ ಅಕ್ಷರ ಸ್ವಲ್ಪ ಪಕ್ಕದಲ್ಲಿ ಸೆಳೆದಿದೆ, ಮ ಸ್ವಲ್ಪ ಮಾಡಿದೆ, ಕು ಅಕ್ಷರದ ಕೊಂಬು ಮಧ್ಯದಲ್ಲಿ ಖಾಲಿಯಾಗಿದೆ. ಇವು 3ರ ಜೊತೆಗೆ ಇನ್ನೂ 14 ವೈಶಿಷ್ಟ್ಯಗಳು ನಿಮ್ಮ ಟೈಪ್ ರೈಟರ್ನಲ್ಲಿ ಇವೆ ಅಂತ ನಾನು ಗುರುತಿಸಿದ್ದೀನಿ.
1: ನಮ್ಮ ಆಫೀಸ್ನಲ್ಲಿರೋದು ಅದೊಂದೇ ಟೈಪ್ ರೈಟರ್. ನಮ್ಮ ವ್ಯವಹಾರವೆಲ್ಲ ಅದರ ಮೂಲಕವೇ. ಅದು ಸಾಕಷ್ಟು ಹಳೆಯದು ಆಗಿದೆ. ಆದರೆ ಈಗ ಅದೆಲ್ಲ ಯಾಕೆ ಅನ್ನೋದು ಅರ್ಥವಾಗ್ತಿಲ್ಲ.
0: ನಿಮಗೆ ಇನ್ನೊಂದು ಬಹಳ ಮುಖ್ಯವಾದ ಕುತೂಹಲಕಾರಿಯಾದ ಸಂಗತಿಯನ್ನು ತಿಳಿಸಬೇಕು. ಸುಮಂತ ಮೈಥಿಲಿಗೆ ಟೈಪ್ ಮಾಡಿ ಕಳಿಸಿದ ಪತ್ರಗಳು ಇಲ್ಲಿವೆ ನೋಡಿ. ಈ ಪತ್ರಗಳಲ್ಲೂ ಸೂಕ್ಷ್ಮವಾಗಿ ಗಮನಿಸಿದರೆ ನಿಮಗೆ ಕಾಣುವುದು ಪಕ್ಕದಲ್ಲಿ ಸವೆದ ಸ, ಮಾಸಿದ ಅಮ್ಮ, ಮಧ್ಯದಲ್ಲಿ ಖಾಲಿಯಾಗಿರುವ ಕೊಂಬಿನ ಗುರುತು. ಇದರ ಜೊತೆಗೆ ಹಿಂದೆ ನಾನು ಹೇಳಿದ ಉಳಿದ 14 ಲಕ್ಷಣಗಳು ಇದರಲ್ಲಿ ಇವೆ.
1: ಮಿಸ್ಟರ್ ಶರತ್, ಇಂಥ ಅಸಂಬದ್ಧ ಮಾತುಕತೆ ಆಡೋದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿಲ್ಲ. ಅದಕ್ಕೆಲ್ಲ ನನಗೆ ಸಮಯವಿಲ್ಲ. ನಿಮಗೆ ಸುಮಂತನನ್ನು ಪತ್ತೆ ಮಾಡೋದು ಸಾಧ್ಯವಾದರೆ ಪತ್ತೆ ಮಾಡಿ ನನಗೆ ಸುದ್ದಿ ಕಳಿಸಿ, ನಾನಿಂದು ಬರ್ತೇನೆ.
0: ಖಂಡಿತ ಸ್ವಾಮಿ, ಖಂಡಿತ. ಇನ್ನೊಂದು ಕುತೂಹಲ ಸಂಗತಿ ನಿಮಗಿಲ್ಲ? ನಾನೀಗಾಗಲೇ ಸುಮಂತನನ್ನ ಪತ್ತೆ ಮಾಡಿದ್ದೀನಿ.
1: ಎಲ್ಲಿ ಎಲ್ಲಿದ್ದಾನೆ ಅವನು?
0: ನಡೆಯೋಲ್ಲ, ನನ್ನ ಹತ್ರ ನಿನ್ನ ಆಟ ನಡೆಯೋಲ್ಲ. ಮಿಸ್ಟರ್ ಕಲ್ಯಾಣ್ ಶೇಖರ್ ಉರ್ಫ್ ಸುಮಂತ್, ಮುಗಿದು ಹೋಯ್ತು ನಿನ್ನ ಆಟ, ಮುಗಿದು ಹೋಯ್ತು. ಇಷ್ಟು ಪಾರದರ್ಶಕವಾದ ಪ್ರಸಂಗವನ್ನ ನನಗೆ ದಡ ಮುಟ್ಟಿಸೋಕಾಗಲ್ಲ ಅಂತ ನೀನು ಅಂದುಕೊಂಡಿದ್ರೆ ಅದು ತಪ್ಪು ತಿಳುವಳಿಕೆ.
1: ಅದು ಅದು ಅದು ಹಾಗಲ್ಲ ಮಿಸ್ಟರ್ ಶರತ್. ಅದು

0: ಬಿಟ್ಟೊಬ್ಬನ ಬಗ್ಗೆ ಎಂಥ ಸಂದರ್ಭದಲ್ಲೂ ವಿಚಾರ ಮಾಡಲ್ಲ ಅಂತ ಅವಳಿಂದ ಮಾತು ತಗೊಂಡೆ. ಮದುವೆಯ ನಾಟಕ ಆಡಿ ಕಣ್ಮರೆಯಾದೆ. ನಿನ್ನ ಹೆಂಡತಿ ಮೈಥಿಲಿಯ ತಾಯಿ, ಆ ಮಹಾತಾಯಿ ಕೂಡ ತನ್ನ ಮಗಳ ಭವಿಷ್ಯದ ಬಗ್ಗೆ ಒಂದು ಚೂರೂ ಚಿಂತಿಸದೆ ನಿನ್ನ ತಾಳಕ್ಕೆ ತಕ್ಕ ಹಾಗೆ ಕುಳಿದ್ಲು. ಮೈಥಿಲಿ ಸುಮಂತನೆಗಾಗಿ ಕಾಯ್ತಾ ಇರುವಷ್ಟು ವರ್ಷಗಳು ಆಕೆ ಹಣವನ್ನು ಉಡಸು ಹಂಚಿಕೆಯನ್ನು ಹಾಕಿದೆ. ನಿಜವಾ?
1: ಅದು ಕೇವಲ ತಮಾಷೆ ಅಂತ ನಾವು ಇದನ್ನು ಶುರು ಮಾಡಿದೆವು. ಅದು ಇಷ್ಟು ದೂರ ಹೋಗುತ್ತೆ ಅಂತ ಮೈಥಿಲಿ ಅದನ್ನೆಲ್ಲ ಇಷ್ಟು ಗಂಭೀರವಾಗಿ ತಗೋತಾಳೆ ಅಂತ ನಾವು ಅನ್ಕೊಂಡಿರಲಿಲ್ಲ.
0: ಅಲ್ಲ, ಖಂಡಿತ ತಮಾಷೆ ಅಲ್ಲ. ಇದು ಉದ್ದೇಶಪೂರ್ವಕವಾಗಿ ನೀವು ಹೆಣದ ನಾಟಕ. ಮೈಥಿಲಿ ಅದರಲ್ಲಿ ಗಂಭೀರವಾಗಿ ಸಿಕ್ಕಿ ಹಾಕಿಕೊಳ್ಳೋದೇ ನಿಮಗೆ ಬೇಕಾದದ್ದು. ಸುಮಂತನಾಗಿ ನೀನು ಅವಳಿಂದ ಭಾಷೆ ತೆಗೆದುಕೊಂಡದ್ದು ಅದೇ ಕಾರಣವಾಗಿ. ನಿನ್ನ ಮಾರುವೇಷ, ದಟ್ಟಗಡ್ಡ, ಕೂಗಿದ ಧ್ವನಿ, ಕಪ್ಪು ಕನ್ನಡ ಸುಮಂತನ ಮಾರುವೇಷ, ಮೊದಲೇ ದೃಷ್ಟಿದೋಷ ಇರೋ ಮೈಥಿಲಿಗೆ ಯಾವ ಅನುಮಾನವೂ ಬಾರದ ಹಾಗೆ ಮಾಡಿತು. ಪಾಪದ ಹುಡುಗಿ ಮೋಸ ಹೋದಳು.
1: ನೀವು ಹೇಳಿದ್ದೆಲ್ಲ ನಿಜ ಇದ್ದಿರಬಹುದು ಶರತ್, ಆದರೆ ಕಾನೂನು ರೀತ್ಯಾ ನೀವು ನನ್ನ ಮೇಲೆ ಯಾವ ಕ್ರಮವನ್ನು ಜರುಗಿಸೋದಕ್ಕೆ ಸಾಧ್ಯವಿಲ್ಲ.
0: ನಿಜ, ಕಾನೂನು ನಿನ್ನ ಮುಟ್ಟೋದಕ್ಕೆ ಸಾಧ್ಯವಿಲ್ಲ. ಆದರೆ ಮೈಲಿಗೆ ಒಬ್ಬ ಅಣ್ಣನೋ ಒಬ್ಬ ಸ್ನೇಹಿತನೋ ಇದ್ದಿದ್ದರೆ ನಿನ್ನ ಮೂಳೆಗಳು ಇಷ್ಟೊತ್ತಿಗೆ ಪುಡಿ ಪುಡಿ ಆಗುತ್ತಿದ್ದವು. ಇಂಥ ಎಷ್ಟೋ ಪ್ರಸಂಗಗಳಲ್ಲಿ ಈ ನನ್ನ ಚಾವಟಿ ನನ್ನ ಸಹಾಯಕ್ಕೆ ಬಂದಿದೆ.
2: ಓಡ್ಬಿಟ್ಟ ಅಯೋಗ್ಯ. ಅಬ್ಬ, ಎಂಥ ಅಸಹ್ಯ ಕೊಳಕು ಮನುಷ್ಯ. ಪಾಪದ ಹುಡುಗಿನ ತುಂಬಾ ನೋಯ್ತ.
0: ಹೌದು, ಅದಕ್ಕೆ ಮೈಥಿಲಿಗೆ ನಾನು ಸುಮಂತನನ್ನು ಎಂದೆಂದಿಗೂ ಮರೆತು ಬಿಡು ಅಂತ ಹೇಳಿದ್ದು.
2: ಆದರೂ ಒಂದೆರಡು ಸಂಗತಿಗಳು ನನಗಿನ್ನೂ ಸ್ಪಷ್ಟವಾಗಿಲ್ಲ.
0: ಹೇಳ್ತೇನೆ. ಸುಮಂತನ ಕುಗ್ಗಿದ ಧ್ವನಿ, ಗಡ್ಡ, ಕಪ್ಪು ಕನ್ನಡಕ, ಅದು ಮಾರುವೇಷ ಅನ್ನೋ ಸೂಚನೆಯನ್ನು ಕೊಟ್ಟವು. ಸಹಿಯನ್ನು ಟೈಪ್ ಮಾಡಿ ಕಳೆದು ಈ ಸೂಚನೆಯನ್ನು ಖಚಿತಪಡಿಸಿದವು. ಇದರ ಜೊತೆಗೆ ಟೈಪ್ ಮಾಡಿ ಕಲ್ಯಾಣ ಶೇಖರ್ ನನಗೆ ಕಳಿಸಿದ ಆ ಕಾಗದ ಹಾಗೂ ಸುಮಂತ ಟೈಪ್ ಮಾಡಿ ಮೈಥಿಲಿಗೆ ಕಳಿಸಿದ ಕಾಗದಗಳನ್ನ ಗಮನಿಸಿದಾಗ ಟೈಪಿಂಗ್ ನಲ್ಲಿದ್ದ ಸಾಮ್ಯ ಗೊತ್ತಾಯಿತು. ಒಬ್ಬನೇ ವ್ಯಕ್ತಿ ಎರಡೂ ಪತ್ರಗಳನ್ನ ಟೈಪ್ ಮಾಡಿ ಕಳಿಸಿದ್ದಾನೆ ಅನ್ನೋ ತೀರ್ಮಾನಕ್ಕೆ ಬಂದೆ. ಈ ಕಥದ ಹಿಂದಿನ ಉದ್ದೇಶ ಹಣ ಅನ್ನೋದು ಖಚಿತವಾಗಿತ್ತು. ಹೀಗೆ ಮನೆಯಲ್ಲಿ ಕೂತೇ ಈ ಸಮಸ್ಯೆಯನ್ನ ಪರಿಹರಿಸೋದು ಸಾಧ್ಯವಾಯಿತು.
1: ನಿಜವಾಗ್ಲು ಶರತ್, ಯು ಆರ್ ಎ ಜೀನಿಯಸ್.
3: ಓಹೋ, ನೀ ಏನು ಡಾಕ್ಟರ್ ವಾಸನ್ ಅವರೇ, ಬಹಳ ದಿವಸಗಳಿಂದ ತಮ್ಮ ದರ್ಶನವೇ ಇಲ್ಲ.
1: ಹೌದಯ್ಯ ಸುಧಾಕರ, ಯಾವುದೋ ಒಂದೆರಡು ಮುಖ್ಯವಾದ ಕೇಸ್ಗಳಲ್ಲಿ ತುಂಬಾ ಬ್ಯುಸಿ ಆಗಿದ್ದೆ, ಹೀಗಾಗಿ ತಿಂಗಳುಗಟ್ಟಲೆ ಈ ಕಡೆ ಬರೋದಕ್ಕೆ ಆಗ್ಲಿಲ್ಲ.
3: ಸರಿ,
1: ಪರವಾಗಿಲ್ಲ. ಇಷ್ಟು ದಿನಗಳ ಮೇಲೆ ನೋಡ್ತಿದ್ರು ನೀನಂತೂ ಒಂಚೂರು ಬದಲಾಗಿಲ್ಲ. ಶರತ್, ಈ ಮನೆಯೂ ಅಷ್ಟೇ, ಒಂದಿಷ್ಟೂ ಬದಲಾಗಿಲ್ಲ. ನಿಜ, ನಿಮ್ಮ ಯಜಮಾನ್ರು ಹಾಗೆ ಇದಾರೋ ಇಲ್ಲ ಬದಲಾಗಿದಾರೋ?
3: ಯಜಮಾನ್ರು ಮಲ್ಕೊಂಡಿದ್ದಾರೆ ಸಾರ್.
1: ಇದೇನಯ್ಯ ವಿಚಿತ್ರ, ಸಂಜೆ 7 ಗಂಟೆಯಲ್ಲಿ ಶರತ್ ನಿದ್ದೆ ಮಾಡ್ತಿದಾರ?
3: ಹ್ಞೂ ಸಾರ್, ಯಾವುದೋ ಹೊಸ ಕೇಸ್ ಬಂದಿದೆ ಸರ್. ನನಗಂತೂ ಅವರ ಆರೋಗ್ಯದ ಬಗ್ಗೆ ತುಂಬಾ ಯೋಚನೆ ಆಗ್ಬಿಟ್ಟಿದೆ ಸರ್.
1: ಹೌದಾ?
3: ವಿಪರೀತ ಸಣ್ಣಗಾಗ್ಬಿಟ್ಟಿದ್ದಾರೆ, ಮುಖದಲ್ಲಿ ರಕ್ತವೇ ಇಲ್ಲವೇನೋ ಅನ್ನೋ ಹಾಗೆ ಬಿಳಿಚ್ಕೊಂಡ್ಬಿಟ್ಟಿದ್ದಾರೆ ಸರ್. ಚಿತ್ರ ವಿಚಿತ್ರ ವೇಷಗಳನ್ನ ಹಾಕೊಂಡು ಯಾರ್ಯಾರನ್ನೋ ಹಿಂಬಾಲಿಸ್ಕೊಂಡು ಹೋಗ್ತಿರ್ತಾರೆ. ಬೆಳಿಗ್ಗೆ ನೀವು ಅವರನ್ನ ನೋಡಿದ್ರೆ ದಂಗ್ ಬಡದ್ ಹೋಗ್ತಿದ್ರಿ. ಬೆಳಿಗ್ಗೆ ಅವರೊಂದು ಮುದುಕಿ ಆಗಿದ್ರು. ಅಗೋ, ಅಲ್ಲಿದೆಯಲ್ಲ ಛತ್ರಿ, ಆ ಮುದುಕಮ್ಮನ ವೇಷದ ಪ್ರಾಪರ್ಟಿ ಸಾರ್.
1: ಅದ್ ಸರಿಯ? ಇಷ್ಟೆಲ್ಲ ವೇಷಪಾಶ ಎಲ್ಲ ಯಾರಿಗಾಗಿ, ಯಾತಕ್ಕೋಸ್ಕರ?
3: ಅದೇ ಸಾರ್, ರಾಜಮಣಿ ವಜ್ರದ ಸಮಾಚಾರ.
1: ಏನು, ಮೊನ್ನೆ ಕಳುವಾಯ್ತಲ್ಲ ಆ ವಜ್ರವೇ?
3: ಹೌದು ಸಾರ್,
1: ರಾವ್ ಸಾಹೇಬ್ ರಾಜಾರಾಯರ್ದು, 1 ಕೋಟಿ ರೂಪಾಯಿ ಬೆಲೆ ಬಾಳ ವಜ್ರ.
3: ಹೌದು ಸಾರ್,
1: ಅದೇ ರಾವ್ ಸಾಹೇಬ್ ರಾಜಾರಾಯರು ಮೊನ್ನೆ ಬಂದಿದ್ರು. ವಜ್ರನ ಖಂಡಿತ ಹುಡುಕ್ ಕೊಟ್ಟೇ ಕೊಡ್ತೀನಿ ಅಂತ ಶರತ್ ಅವರಿಗೆ ಮಾತು ಕೊಟ್ಟಿದ್ದಾರೆ. ಆದರೆ ರಾವ್ ಸಾಹೇಬ್ರಿಗೆ ಶರತ್ರ ಮೇಲೆ ಅಷ್ಟ ನಂಬಿಕೆ ಇದ್ದ ಹಾಗೆ ಅನ್ನಿಸ್ಲಿಲ್ಲ. ಇಂಥದ್ದೆಲ್ಲ ಶರತ್ ಕೈಲಿ ಸಾಧ್ಯವಿಲ್ಲ ಅಂತ ರಾವ್ ಸಾಹೇಬ್ರ ಅಭಿಪ್ರಾಯ.
2: ಅವರ ಅಭಿಪ್ರಾಯ ಎಷ್ಟು ತಪ್ಪು ಅಂತ ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ.
1: ಅದಿರ್ಲಿ, ಅದೇನದು, ಆ ಕಿಟಕಿಗೆ ಯಾಕೆ ಕರ್ಟನ್ ಹಾಕಿದೀಯ?
3: ಓ ಅದಾ, ಬನ್ನಿ ಸರ್.

0: ಸರಿಸಿದ್ರೆ ನಿಮ್ ಅಲ್ಲಿರೋ ಆಶ್ಚರ್ಯದ ಸಂಗತಿ ಗೊತ್ತಾಗತ್ತೆ. ಅರೆ ಇದೇನಯ್ಯ ಇದು ಗೊಂಬೆ? ಇದನ್ನ ಇಲ್ಲಿ ಕುರ್ಚಿ ಮೇಲೆ ಕೂರಿಸಿದ್ಯಾ?
1: ಬೊಂಬೆ
0: ಅಲ್ಲ ಸಾರ್, ಸರಿಯಾಗಿ ಗಮನಿಸಿ, ಅದು ಶರತ್ರ ಪ್ರತಿಕೃತಿ.
1: ಹೌದಲ್ಲ,
0: ಪುಸ್ತಕ ಓದ್ತಿರೋ ಹಾಗೆ ತಲೆ ತೆಗೆಸಿ ಕೂತಿದೆ. ನೋಡಿ, ಮುಕ್ಕಾಲ್ ಭಾಗ ಕಿಟಕಿ ಕಡೆಗಿದೆ. ಆ ಕಿಟಕಿ ತೆಗೆದ್ರೆ ರಸ್ತೆಯಿಂದ ನೋಡಿದ್ರು ಈ ಪ್ರತಿಕೃತಿ ಕಾಣುತ್ತೆ. ಶರತ್ ಓದ್ತಾ ಕೂತಿದಾರೇನೋ ಅನ್ನೋ ಭಾವನೆ ಹುಟ್ಟಿಸುತ್ತೆ. ನಾನು ಆಗಾಗ ತೆಗೆದು ಬೇರೆ ದಿಕ್ಕಿಗೆ ತಿರುಗಿಸ್ತೀನಿ. ದೂರದಿಂದ ನೋಡೋರ್ಗೆ ಸಹಜವಾಗಿ ಕಾಣಿಸುವ ನೋಡಿ.
1: ಹೌದಯ್ಯ ಸುಧಾಕರ, ಹಿಂದೇನೋ ಒಂದ್ಸಲ ಇಂಥದೇ ಉಪಾಯ ಹೂಡಿದ್ರು.
0: ಇಲ್ಲಿ ನೋಡಿ, ಈ ಕಿಟಕಿ ತೆಗೆದ್ರೆ ಹೊರಗಡೆ ರಸ್ತೆ ಚೆನ್ನಾಗಿ ಕಾಣುತ್ತೆ. ಅರೆ ಅಲ್ಲಿ ನೋಡಿ ಸಾರ್, ಅಲ್ಲೊಬ್ಬ ಗಮನಿಸ್ತಾ ನಿಂತಿದ್ದಾನೆ.
2: ಸುಧಾಕರ್, ಸುಧಾಕರ್!
0: ಇಲ್ಲ ಇದ್ದೀವಿ, ಬನ್ನಿ ಸರ್. ಡಾಕ್ಟರ್ ವಾಸನ್ ಬಂದಿದ್ದಾರೆ ಸರ್.
2: ಅಯ್ಯೋ, ಕಿಟಕಿ ಹಾಕಯ್ಯ, ಬೇಗ ಬೇಗ. ಅಯ್ಯ ಸುಧಾಕರ, ಸಾಕು ಮಾರಾಯ ನಿನ್ನ ಸಹವಾಸ. ಸ್ವಲ್ಪ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಜೀವಕ್ಕೆ ಸಂಚಕಾರವಾಗ್ತಿತ್ತು. ಹಾ, ಏನ್ ಡಾಕ್ಟ್ರೇ, ಹೇಗಿದ್ದೀರಿ? ಎಷ್ಟು ದಿನ ಆಗಿತ್ತು ನಿಮ್ಮ ಭೇಟಿಯಾಗಿ? ಏನ್ ಕತೆ?
1: ನಾನೇನೋ ಚೆನ್ನಾಗಿದ್ದೀನಿ ಶರತ್. ಅದಿರ್ಲಿ, ಅದೇನು ಜೀವಕ್ಕೆ ಸಂಚಕಾರ ಅಂತೇನೋ ಹೇಳ್ತಿದ್ರಲ್ಲ?
2: ಹೌದು ಡಾಕ್ಟರ್, ಜೀವಕ್ಕೆ ಗಂಡಾಂತರ. ಈ ಸಂಜೆ ಅದಕ್ಕೆ ವೇಟ್ ಮಾಡ್ತಿದ್ದೀನಿ.
1: ಯಾವುದಕ್ಕೆ? ಯಾವ್ದಕ್ಕೆ ವೇಟ್ ಮಾಡ್ತಿದ್ದೀರಿ?
2: ಕೊಲೆ ಆಗೋದಕ್ಕೆ.
1: ತಮಾಷೆ ಮಾಡ್ತಿದ್ದೀರಾ?
2: ಖಂಡಿತ ಇಲ್ಲ. ಕೂತ್ಕೊಳ್ಳಿ ಡಾಕ್ಟ್ರೆ. ನಾನು ಪೈಪ್ ಎಳೆದ್ರೆ ನಿಮಗೆ ತೊಂದರೆ ಆಗಲ್ಲ ತಾನೆ?
1: ಹೊಟ್ಟೆಗೆ ಹಿಟ್ಟಿಲ್ದಿದ್ದಾಗ
2: ಈ ಪೈಪೇ ಗತಿ.
1: ವಿಪರೀತ ಪೈಪ್ ಎಳೆಯೋದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಒಬ್ಬ ಡಾಕ್ಟರ್ ಆಗಿ ನಿಮಗೀಗ ನೂರಾರು ಸಲ ಹೇಳಿ ಆಗಿದೆ. ಆದ್ರೆ ನೀವೇನು ಅದನ್ನ ಕೇಳೋರಲ್ಲ. ಅದ್ ಸರಿ, ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರಲ್ಲ, ಅದ್ಯಾಕೆ?
2: ಹೊಟ್ಟೆ ಖಾಲಿ ಆಗಿದ್ರೆ ಮೆದುಳು ಚುರುಕಾಗಿ ಕೆಲಸ ಮಾಡುತ್ತೆ. ಆದ್ರೆ ಮೆದುಳಿಗೆ ಬೇಕಾದ ರಕ್ತ ಆಹಾರನ ಜೀರ್ಣ ಮಾಡೋಕೆ ಹೋಗ್ಬಿಟ್ರೆ ಗತಿ ಏನು ಡಾಕ್ಟ್ರೇ? ನಾನು ಬರೀ ಮೆದುಳು ಡಾಕ್ಟರ್.
1: ಅದ್ ಸರಿ, ಜೀವಕ್ಕೆ ಕುತ್ತು ಅಂದ್ರಲ್ಲ, ಅದೇನದು ಆ ವಿಪತ್ತು? ಸ್ವಲ್ಪ ಬಿಡಿಸಳಿ.
2: ಆ ವಿಪತ್ತಿನ ಹೆಸರು ರೌಡಿ ಸಿದ್ದರಾಮು ಅಂತ.
1: ಅವನನ್ನ ಅರೆಸ್ಟ್ ಮಾಡಿಸಿ ಪೊಲೀಸರು ವಶಕ್ಕೆ ಒಪ್ಪಿಸಕ್ಕಾಗಲ್ವಾ?
2: ಚೀಟಿ ಹೊಡೆಯೋದ್ರೊಳಗೆ ಆ ಕೆಲಸ ಮುಗಿಸ್ಬಿಡಬಹುದು. ಆದ್ರೆ ರಾಜಮಣಿ ವಜ್ರ ಎಲ್ಲಿದೆ ಅನ್ನೋ ವಿಷಯ ಇನ್ನೂ ಗೊತ್ತಾಗಿಲ್ವಲ್ಲ.
1: ಆ ವಜ್ರದ ಬಗ್ಗೆ ಸುಧಾಕರ್ ಹೇಳ್ದ.
2: ಎಸ್ ಡಾಕ್ಟರ್, ರಾಜಮಣಿ ವಜ್ರ ಕೋಟಿ ರೂಪಾಯಿ ಬೆಲೆ ಬಾಳೋ ವಜ್ರ. ರಾವ್ ಸಾಹೇಬ್ ರಾಜರಾಯರದ್ದು. ಅದಕ್ಕೋಸ್ಕರನೇ ಬಲೆ ಬೀಸಿದ್ದೀನಿ. ಮೀನೇನೋ ಬಲೆಯಲ್ಲಿ ಸಿಕ್ಕಿಬಿದ್ದಿದೆ, ಆದರೆ ವಜ್ರ ಸಿಕ್ಕಿಲ್ಲ. ಶಕುಂತಲೆ ನಾಟಕದಲ್ಲಿ ಮೀನಿನ ಹೊಟ್ಟೆಯಲ್ಲಿ ಉಂಗುರ ಸಿಕ್ಕ ಹಾಗೆ ಇಲ್ಲಿ ವಜ್ರ ಸಿಕ್ಕಿಲ್ಲ.
1: ಓಹೋ, ಅಂದ್ರೆ ನಿಮ್ ಬಲೆಗೆ ಬಿದ್ದಿರೋ ಮೀನು ಈ ರೌಡಿ ಸಿದ್ದರಾಮಯ್ಯನೇ?
2: ಅದು ಬರೀ ಮೀನಲ್ಲ ಡಾಕ್ಟರ್, ತಿಮಿಂಗಿಲ. ಈ ರೌಡಿ ಸಿದ್ದರಾಮ ಹೇಳದ ಹಾಗೆ ಕೇಳೋದ ಒಬ್ಬ ಇದ್ದಾನೆ, ಕರಾಟೆ ಪಟು ನಲ್ಲ ತಂಬಿ ಅಂತ. ಅವನು ನನ್ನ ಬಲೆಯಲ್ಲಿ ಬಿದ್ದು ವಿಲಿ ವಿಲಿ ಒದ್ದಾಡ್ತಿದ್ದಾನೆ.
1: ರೌಡಿ ಸಿದ್ದರಾಮ ಎಲ್ಲಿದ್ದಾನೆ?
2: ಬೆಳಿಗ್ಗೆಯಿಂದ ಅವನ ಹಿಂದೇನೆ ಅಲಿತಿದ್ದೀನಿ ಒಂದು ಮುದುಕಮ್ಮನ ವೇಷದಲ್ಲಿ. ಒಂದ್ಸಲ ಅಂತೂ ಆ ರೌಡಿನೇ ನನಗೆ ಛತ್ರಿ ಎತ್ತಿಕೊಟ್ಟು ತಗೋಜ್ಜಿ ಹುಷಾರಾಗಿ ನಡಿಯಜ್ಜಿ ಅಂದ. ಅಲ್ಲಿಟ್ಟಿರೋ ನನ್ನ ಡಮ್ಮಿ ನೋಡಿದ್ರಲ್ಲ ನೀವು, ಯಾವ ಕ್ಷಣದಲ್ಲಾದರೂ ಅದರ ತಲೆಗೆ ಗುಂಡು ಬೀಳಬಹುದು.
3: ತಮ್ಮ ನೋಡೋದಕ್ಕೆ ಸಿದ್ದರಾಮಯ್ಯನವರು ಯಾರೋ ಬಂದಿದ್ದಾರೆ ಸರ್.
2: ಓ, ಅವನೇ ಅವನೇ ಬಂದಿದ್ದಾನೆ.
1: ಪೊಲೀಸರಿಗೆ ಫೋನ್ ಮಾಡೋನೇನು?
2: ಅದೆಲ್ಲ ಆಮೇಲೆ. ಡಾಕ್ಟರ್, ಸ್ವಲ್ಪ ಆ ಕಿಟಕಿಯಿಂದ ಹೊರಗೆ ನೋಡಿ, ಇನ್ನು ಯಾರಾದರೂ ಅಲ್ಲಿ ಈ ಕಡೆ ಗಮನ ಬಿಟ್ಟು ಅಡ್ಡಾಡ್ತಿದ್ದಾರೋ ಅಂತ.
0: ಅಲ್ಲೊಬ್ಬ ಕದೀಮ ಬಾಗಿಲ ಹತ್ರ ಟಳಾಸ್ತಾ ಇದ್ದಾನೆ ಶರತ್.
2: ಓಫೋ, ಅವನೇ ನಲ್ಲ ತಂಬಿ. ಸುಧಾಕರ್, ನಾನು ಬೆಲ್ ಮಾಡಿದ ಮೇಲೆ ಆ ಸಿದ್ದರಾಮನ ಒಳಗೆ ಕಳಿಸು.
3: ಆಯ್ತು ಸರ್.
2: ಒಂದು ಗಮನದಲ್ಲಿರಲಿ, ನಾನು ರೂಮ್ನಲ್ಲಿ ಇಲ್ಲದ್ರೂ ಚಿಂತೆ ಇಲ್ಲ, ಅವನನ್ನು ಒಳಗೆ ಕಳಿಸು.
3: ಸರಿ ಸರ್.

0: ಅರೆ, ಈ ರೂಮಲ್ಲಿ ಯಾರೂ ಇದ್ದ ಹಾಗೆ ಇಲ್ವಲ್ಲ. ಓ, ಶರತ್ ಅಲ್ಲಿ ಕೂತು ತಲೆ ತಗ್ಗಿಸಿಕೊಂಡು ಪೇಪರ್ ಓದ್ತಾ ಇದ್ದಾನೆ. ನಾನು ಅವನ ಹಿಂದಿಂದ ಮೆಲ್ಲಗೆ ಸುಳಿವು ಸಿಕ್ಕದ ಹಾಗೆ ನನ್ನ ತಪ್ಪ ಸಲಾಕೆಯಿಂದ ಅವನ ಬುರುಡಿ ಚಚ್ಚಿಬಿಡ್ತೀನಿ. ಇಂಥ ಸುವರ್ಣಾವಕಾಶ ಮತ್ತೆ ಮತ್ತೆ ಸಿಗಲ್ಲ.
1: ಸಿದ್ದರಾಮ ನಿಲ್ಲು, ಅಷ್ಟು ಒಳ್ಳೆ ಡಮ್ಮಿನ ಒಡೆದು ಹಾಕಿ ಬಿಡಬೇಡ.
0: ಯಾರು, ಏನಿದು ತಮಾಷೆ?
1: ನಾನೇ ಸಿದ್ದರಾಮ. ಶರತ್, ಈ ಡಮ್ಮಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಶಿಲ್ಪಿ ರಾಮಾಚಾರ್ಯಗಳು ಮಾಡಿದ್ದು. ಏರ್ಗನ್ ಬದರಲ್ಲಿ ನಿಮ್ಮ ಎಡ್ವರ್ಡ್ ಎಷ್ಟು ನಿಪುಣನೋ ಶಿಲ್ಪದಲ್ಲಿ ರಾಮಾಚಾರ್ಯಗಳು ಹಾಗೆ.
0: ಏರ್ಗನ್, ಎಡ್ವರ್ಡ್, ಏನು ಹೇಳ್ತಿದ್ದೀರಿ ನೀವು?
1: ಕೂತ್ಕೊಳ್ಳಿ ಸಿದ್ದರಾಮು, ಸ್ವಲ್ಪ ಸುಧಾರಿಸಿಕೊಳ್ಳಿ. ನಾನೇ ನಿಮ್ಮನ್ನು ಭೇಟಿಯಾಗೋಣ ಅಂತಿದ್ದೆ.
0: ನಾನು ಅಷ್ಟೇ, ನಿಮ್ಮ ಭೇಟಿಗೆ ಕಾಯ್ತಾ ಇದ್ದೆ.
1: ಅಸರಿ, ನೀವು ನನ್ನ ಯಾಕೆ ಹೊಡೆದು ಹಾಕಬೇಕು ಅಂತಿದ್ದೀರಿ?
0: ಯಾಕೆ ಅಂದ್ರೆ ಏನು ಹೇಳುದು? ನೀವು ನನ್ನ ಮೇಲೆ ಕಣ್ಣಿಟ್ಟಿದ್ದೀರಿ. ನಿಮ್ಮವ್ರು ಯಾರ್ಯಾರೋ ನನ್ನನ್ನು ಫಾಲೋ ಮಾಡ್ತಾನೆ ಇರ್ತಾರೆ.
1: ಖಂಡಿತ ಇಲ್ಲ, ನಾನು ಯಾರನ್ನು ನಿಮ್ಮ ಹಿಂದೆ ಕಳಿಸಿಲ್ಲ.
0: ಸುಳ್ಳು ಹೇಳ್ಬೇಡ್ರಿ. ನಿನ್ನೆ ಸೂಟು ಬೂಟು ಹಾಕಿಕೊಂಡು ಜೆಂಟಲ್ಮನ್ ತರ ಇದ್ದವನು. ಇವತ್ತೊಬ್ಬಳು ಅಜ್ಜಿ ನನ್ನ ಹಿಂದೆನೆ ಸುತ್ತಾ ಇದ್ರು.
1: ಓ, ಹಾಗಾದ್ರೆ ನೀವು ನನ್ನ ನಟನಾ ಚಾತುರ್ಯನ ತಾರೀಫ್ ಮಾಡ್ತಿದ್ದೀರಾ?
0: ಏನು, ಅವರಿಬ್ಬ ವೇಷದಲ್ಲಿ ನನ್ನನ್ನು ಫಾಲೋ ಮಾಡ್ತಿದ್ದುದು ನೀವೇನಾ? ಛೇ, ಆಗಲೇ ನನಗೆ ಇದರ ಬಗ್ಗೆ ಒಂದೇ ಒಂದು ಚೂರು ಸುಳಿವು ಸಿಕ್ಕಿದ್ದಿದ್ರೆ.
1: ಸುಳಿವು ಸಿಕ್ಕಿದ್ದಿದ್ರೆ ನಾನು ವಾಪಸ್ ಈ ಮನೆಯ ಸೇರ್ತಿರ್ಲಿಲ್ಲ ಅಲ್ವೇ? ಅಯ್ಯೋ ಪಾಪ, ಎಂಥ ಒಳ್ಳೆ ಅವಕಾಶ ಕಳ್ಕೊಂಡ್ಬಿಟ್ರಿ.
0: ನೀವು ಯಾಕೆ ನನ್ನ ಹಿಂದೆ ಬಿದ್ದಿದ್ದೀರಿ?
1: ಇಟ್ ಇಸ್ ಸಿಂಪಲ್, ನನಗೆ ರಾವ್ ಸಾಹೇಬ್ ರಾಜಾರಾಯರ ವಜ್ರ ಬೇಕು.
0: ಯಾವ ರಾಜಾರಾಯರು, ಯಾವ ವಜ್ರ?
1: ನಾಟಕ ಆಡಬೇಡ್ರಿ. ಯಾವ ವಜ್ರ ಅಂತ ನಿಮಗೂ ಗೊತ್ತು, ನನಗೆಲ್ಲ ಗೊತ್ತು. ಒಂದೇ ಒಂದು ವಿಷಯ ಬಿಟ್ಟು.
0: ಯಾವ ವಿಷಯ?
1: ಅದೇ, ಆ ವಜ್ರ ಎಲ್ಲಿದೆ ಅನ್ನೋ ವಿಷಯ.
0: ಅದು ನನಗೆ ತಾನೇ ಎಲ್ಲಿ ಗೊತ್ತು?
1: ಗೊತ್ತಿದೆ, ನನ್ನ ಹತ್ರನೇ. ಸುಳ್ಳು ಹೇಳಬೇಡಿ. ನೋಡಿ, ಈ ಬುಕ್ನಲ್ಲಿ ಏನಿದೆ ಗೊತ್ತಾ?
0: ನಿಮ್ಮ ಬುಕ್ಕಿನಲ್ಲಿ ನೀವೇನು ಗೀಚ್ಕೊಂಡಿದ್ದೀರೋ ನನಗೆ ಹೇಗ್ರಿ ಗೊತ್ತಾಗಬೇಕು?
1: ಈ ಬುಕ್ನಲ್ಲಿ ನೀವು, ನೀವಿದ್ದೀರಿ, ನಿಮ್ಮ ಜಾತಕ ಇದೆ.
0: ಏನು, ಏನಂದ್ರಿ? ನಾನೇ?
1: ಹೌದು, ನೀವು. ನಿಮ್ಮ ಕಳ್ಳ ವ್ಯವಹಾರಗಳ, ನಿಮ್ಮ ಅಪಾಯಕಾರಿ ಜೀವನದ ಪ್ರತಿಯೊಂದು ವಿವರಾನು ಈ ಬುಕ್ನಲ್ಲಿದೆ.
0: ಸುಮ್ಮನೆ ಬುರುಡೆ ಬಿಡಬೇಡ್ರಿ.
1: ಬುರುಡೇನಾ? ಸರಿ, ಕೇಳ. ಪೇಜ್ ನಂಬರ್ 1, ನಿಮಗೆ ತನ್ನ ಎಸ್ಟೇಟ್ ಬರಕೊಟ್ಟ ರಂಗನಾಯಕಮ್ಮ ಸತ್ತದ್ದು ಹೇಗೆ? ನೀವು ರೇಸು ಜೂಜಿನಲ್ಲಿ ಆ ಎಸ್ಟೇಟ್ನ ಕಳ್ಕೊಂಡ್ರಿ.
0: ಏನ್ರಿ, ಕನಸು ಕಾಣ್ತಿದ್ದೀರೇನ್ರಿ?
1: ಪೇಜ್ ನಂಬರ್ 5, ಸುಶೀಲಾ ಧರ್ಮದಾಸಾನಿ ಜೀವನ ಚರಿತ್ರೆ.
0: ಅದು ತಗೊಂಡೇನು ಸುಡಿ.
1: ಪೇಜ್ ನಂಬರ್ 8, ಹೋದ ವರ್ಷ ಸಿರುಗುಪದ ಹತ್ತಿರ ಡಕಾಯಿತಿ. ಪೇಜ್ ನಂಬರ್ 11, ನಗದ ಅಂಕಿಗೆ ಕೊಟ್ಟ ಫೋರ್ಜರಿ ಚೆಕ್ಕು.
0: ಇಲ್ಲ, ಅದು ಸರಿಯಲ್ಲ. ನೀವು ತಪ್ಪು ತಿಳ್ಕೊಂಡಿದ್ದೀರಾ.
1: ಅಂದ್ರೆ ಉಳಿದಿದ್ದೆಲ್ಲ ಸರಿನಾ? ಸಿದ್ದರಾಮ, ಟ್ರಂಪ್ ಎಲ್ಲ ನನ್ನ ಕೈಲಿದೆ. ಆಟ ಕ್ಲೋಸ್.
0: ನೀವು ಹೇಳಿದ್ದಕ್ಕೂ ಅದೇನೋ ವಜ್ರ ಅಂದ್ರಲ್ಲ, ಅದಕ್ಕೂ ಏನ್ ಸಂಬಂಧ?
1: ಆತರ ಪಡಬೇಡಿ. ಇರಿ, ನೀವು ಮತ್ತು ಆ ನಲ್ಲ ತಂಬಿ ಈ ವಜ್ರ ಕದ್ದಿರೋ ಬಗ್ಗೆ ಖಚಿತ ಸಾಕ್ಷಿ ಇದೆ.
0: ಸಾಕ್ಷಿ ಏನದು?
1: ಪೇಜ್ ನಂಬರ್ 12, ನಿಮ್ಮನ್ನ ಆ ವಜ್ರ ಇಟ್ಟಿದ್ದ ಮ್ಯೂಸಿಯಂಗೆ ಕರ್ಕೊಂಡು ಹೋದ ಟ್ಯಾಕ್ಸಿಯವನ ವಿವರ. ಪೇಜ್ 13, ಅಲ್ಲಿಂದ ಕರ್ಕೊಂಡು ಬಂದ ಟ್ಯಾಕ್ಸಿಯವನ ವಿಚಾರ. ಪೇಜ್ 14, ಆ ವಜ್ರನ ಕತ್ತರಿಸಲ್ಲ ಅಂದ ರಂಗಾಚಾರಿ ವಿಚಾರ. ಸಿದ್ದರಾಮ, ಆಟ ಕ್ಲೋಸ್.
0: ಇಲ್ಲ ಇಲ್ಲ, ಅದು ಹಾಗಲ್ಲ. ಅದು ಅದು ಹಾಗಲ್ಲ.
1: ಎಲ್ಲ ಎಲ್ಲ ಕಾರ್ಡ್ ಟೇಬಲ್ ಮೇಲಿದೆ. ಒಂದೇ ಒಂದು ಮಿಸ್ಸಿಂಗ್, ಅದೇ ಡೈಮಂಡ್ ಕಿಂಗ್. ಡೈಮಂಡ್ ಎಲ್ಲಿ ಹೇಳಿ?
0: ಇಲ್ಲ, ಅದನ್ನ ನೀವು ಪತ್ತೆ ಮಾಡೋಕೆ ಸಾಧ್ಯವೇ ಇಲ್ಲ.
1: ಯೋಚನೆ ಮಾಡಿ, ಈಗ ಮಾಡಿರೋ ಅಪರಾಧಗಳಿಗೆ 14 ವರ್ಷ ಜೈಲು ಗ್ಯಾರಂಟಿ. ನಿಮ್ಮಷ್ಟೇ ಅಲ್ಲ, ನಲ್ಲ ತಂಬಿಗೂ ಕೂಡ. ಆಮೇಲೆ ಆ ವಜ್ರ ತಗೊಂಡು ಏನ್ ಮಾಡ್ತೀರಿ? ಈಗ ನೀವು ನನಗೆ ಆ ವಜ್ರನ ಒಪ್ಪಿಸ್ಬಿಟ್ರೆ ನಿಮ್ಮಿಬ್ಬರನ್ನೂ ಬಿಟ್ಟು ಬಿಡ್ತೀನಿ. ಯಾಕೆಂದ್ರೆ ನನಗೊಪ್ಸಿರೋ ಕೆಲಸ ವಜ್ರ ಹುಡುಕೋದು, ನಿಮ್ಮನ್ನ ಹಿಡಿಯೋದಲ್ಲ. ಏನಂತೀರಿ?
0: ನಾನಿದಕ್ಕೆ ಒಪ್ಪದೆ ಹೋದ್ರೆ?
1: ಇಷ್ಟು ಕೆಟ್ಟ ಹಠ ಮನುಷ್ಯನಿಗೆ ಒಳ್ಳೇದಲ್ಲ. ಸುಧಾಕರ
2: ಕರೆದ್ರ ಸಾರ್?
1: ಹಾ, ಆ ಬೀದಿ ಬಾಗಿಲು ಹೊರಗೆ ಒಬ್ಬ ಕದೀಮ ಠಳಾಯಿಸ್ತಾ ಇದ್ದಾನೆ.
2: ಹಾ ಸರ್.
1: ಸಿದ್ಧಮ ಕರಿತಿದ್ದಾನೆ ಅಂತ ಹೇಳಿ ಅವನನ್ನು ಒಳಗೆ ಕರೆದುಕೊಂಡು ಬಾ.
2: ಸರಿ ಸರ್.
0: ಈಗೇನ್ ಮಾಡ್ತೀರಿ ಶರತ್?
1: ಡಾಕ್ಟರ್ ವಾಸನ್ ಅಂತ ನನ್ನ ಸ್ನೇಹಿತರು ಇಷ್ಟು ಹೊತ್ತು ಇಲ್ಲೇ ಇದ್ರು. ನಾನು ಹೇಳ್ತಾ ಇದ್ದೆ ಒಂದು ಭಾರಿ ಮೀನು ತಿಮಿಂಗಲ ನನ್ನ ಬಲೆಯಲ್ಲಿ ಬಿದ್ದಿದೆ ಅಂತ.
0: ಶರತ್, ನಿಮ್ಮನ್ನ
1: ಬೇಡ ಸಿದ್ದರಾಮ್. ರಿವಾಲ್ವರ್ ಇಲ್ಲಿ ಉಪಯೋಗವಲ್ಲ, ತುಂಬಾ ಶಬ್ದ ಮಾಡುತ್ತೆ. ಆ ನಿಮ್ಮ ಎಡ್ವರ್ಡ್ ಹೇಳೋ ಹಾಗೆ ಏರ್ಗನ್ ಬಳಸಿ ನೋಡಿ. ಓ ಬನ್ನಿ ಬನ್ನಿ ನಲ್ಲ ತಂಬಿ. ಅಷ್ಟು ಹೊತ್ತಿನ ಸುಮ್ಮನೆ ಬಾಗಿಲ ಹತ್ರ ರಸ್ತೆಯಲ್ಲಿ ಠಳಾಯಿಸ್ತಿದ್ರಲ್ಲ, ಬೇಜಾರಾಗ್ಲಿಲ್ವಾ?
2: ಏನೋ ಸಿದ್ದರಾಮ್, ಏನ್ ಬೇಕಂತ ಇವರಿಗೆ?
1: ಸಿದ್ದರಾಮ, ನನ್ನೇನ್ ಕೇಳ್ತೀರಿ ನಲ್ಲ ತಂಬಿ? ನಾನು ಹೇಳ್ತೀನಿ ಕೇಳಿ. ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಖೇಲ್ ಖಲಾಸ್.
2: ಏನು ಇದು? ಏನು ಸಿದ್ದರಾಮ್, ಏನೇನೋ ಹೇಳ್ತಿದ್ದಾರೆ ಇವರು? ತಲೆ ಬಿಡ, ಒಂದು ಅರ್ಥ ಆಗ್ಲ.
1: ನಾನು ಇಷ್ಟೆಲ್ಲ ತಿಳಿಸಿ ಹೇಳಿದ ಮೇಲೂ ನೀವು ಯಾಕೆ ಸುಮ್ಮನೆ ಸಮಯ ಹಾಳು ಮಾಡ್ತಿದ್ದೀರೋ ನನಗೂ ಅರ್ಥವಾಗ್ತಿಲ್ಲ. ನೋಡಿ, ನಾನು ನಮ್ಮ ಬೆಡ್ರೂಮಿಗೆ ಹೋಗಿ ಪಿಟಿಲು ನುಡಿಸ್ತೀನಿ. ನೀವು ನಿಮ್ ನಿಮ್ಮಲ್ಲೇ ಮಾತಾಡಿಕೊಂಡು ಒಂದು ಇತ್ಯರ್ಥಕ್ಕೆ ಬನ್ನಿ. 5 ನಿಮಿಷ ನಿಮಗೆ ತೀರ್ಮಾನ ಮಾಡೋದಕ್ಕೆ ಅವಕಾಶ ಕೊಟ್ಟಿರ್ತೀನಿ. ವಜ್ರ ಒಪ್ಪಿಸ್ತೀರೋ ಜೈಲು ಕಂಬಿ ಎಣಿಸ್ತೀರೋ ನೀವೇ ತೀರ್ಮಾನ ಮಾಡಿ, ನಾನು ಬರ್ತೀನಿ.

0: ಏನು ಸಿದ್ದರಾಮು, ಏನ್ ಮಾಡೋದೀಗ? ಇವನಿಗೆ ವಜ್ರಿ ವಿಚಾರ ಗೊತ್ತಾ?
1: ಎಲ್ಲ ಗೊತ್ತು ಆ ಅಯೋಗ್ಯನಿಗೆ. ಆ ರಂಗಾಚಾರಿ ಎಲ್ಲ ಒದರಿಬಿಟ್ಟಿದ್ದಾನೆ.
0: ಅವನನ್ನು ಜೀವ ಸಹಿತ ಉಳಿಸಲ್ಲ. ಅವನ ಜೀವ ತೆಗೆಯುವುದು ಆಗಿರ್ಲಿ,
1: ನಮ್ಮ ಕತೆ ಏನು ಅಂತ ಮೊದಲು ವಿಚಾರ ಮಾಡು. ಏನ್ ಮಾಡಬೇಕು ಅನ್ನೋದು ಮೊದಲನೇ ಪ್ರಶ್ನೆ.
0: ಸ್ವಲ್ಪ ಇರು, ಮಾತಾಡಬೇಡ. ಈ ಮನುಷ್ಯನ ಹತ್ತ ಬಹಳ ಹುಷಾರಾಗಿರ್ಬೇಕು. ಬೆಡ್ರೂಮ್ ಹೋಗಿದಾನಲ್ಲ, ಅವನಿಗೆ ನಮ್ಮ ಮಾತು ಕೇಳಿಸ್ತಿಲ್ಲ ತಾನೆ?
1: ಅಷ್ಟು ಜೋರಾಗಿ ಪಿಟೇಲ್ ನುಡುತ್ತಾ ಇದ್ದಾನಲ್ಲ, ಅದಾಗಿ ಕೇಳತ್ತೆ.
0: ಅದೇನೋ ಸರಿ, ಆದರೂ ನಮ್ಮ ಎಚ್ಚರದಲ್ಲಿ ನಾವಿರೋದು ಒಳ್ಳೇದು. ಅದೆಷ್ಟು ಪರದೇನಯ್ಯ ಈ ರೂಮ್ನಲ್ಲಿ? ಪರದೆ ಹಿಂದೆ ಏನಿದೆ ನೋಡೋಣ. ಅಯ್ಯಯ್ಯೋ, ಇಲ್ಲೇ ಕೂತಿದ್ದಾನಲ್ಲಯ್ಯ ಅವನು.
1: ಹೇ ಹೆದರ್ಬೇಡ, ಅದು ಬೊಂಬೆ, ಅವನ ಡಮ್ಮಿ.
0: ಡಮ್ಮಿನಾ? ಅವನ್ ಥರಾನೇ ಇದೆಯಲ್ಲಯ್ಯ. ಅವನ್ ಥರದ್ದೇ ಕ್ಯಾಪು ಗೌನು ಎಲ್ಲ ಹಾಕಿಬಿಟ್ಟಿದ್ದಾನೆ.
1: ಅದಿರ್ಲಿ, ಈಗ ಹೇಳು, ವಜ್ರ ಕೊಡದಿದ್ರೆ ಜೈಲಂಬಿ ಎಣಸೋ ಹಾಗೆ ಮಾಡ್ತೀನಿ ಅಂತಿದ್ದಾನಲ್ಲ, ಏನ್ ಮಾಡೋಣ?
0: ಅದ್ಯಾಗೋ ಸಾಧ್ಯ? ಅಷ್ಟು ಬೆಲೆ ಬಾಳೋ ವಜ್ರನ ಅವನು ಕೇಳ್ದ ಅಂತ ಒಪ್ಪಿಸಿ ಬಿಡೋಕಾಗತ್ತ?
1: ಸರಿ, ಹಾಗಾದ್ರೆ ಜೈಲ್ ಕಂಬಿ ಎಣಸೋದೆ ಖಾತ್ರಿ ಅಂತಾಯ್ತು.
0: ಅವನು ಹ್ಯಾಗೂ ಒಳಗಡೆ ಪಿಟೀಲ್ ನುಡಿಸ್ತಾ ಇದ್ದಾನೆ. ಗುಟ್ಟಾಗಿ ಹೋಗಿ ಕತೆ ಮುಗಿಸ್ಬಿಡೋಣವಾ?
1: ಅವನ ಕತೆ ಏನೋ ಮುಗಿಸ್ಬೋದು, ಆದ್ರೆ ಆಮೇಲೆ ನಮ್ಮ ಕತೆ ಏನು? ಇಲ್ಲಿಂದ ತಪ್ಪಿಸಿಕೊಂಡು ಹೊರಗೆ ಹೋಗೋದು ಆಗದೆ ಇರೋ ಮಾತು. ಅಷ್ಟೇ ಅಲ್ಲ, ಅವನಿಗೆ ಗೊತ್ತಿರೋ ಎಲ್ಲಾ ವಿಷಯನೂ ಪೊಲೀಸರಿಗೂ ಗೊತ್ತೇ ಇದ್ದಿರಬೇಕು. ಅರೆ, ಏನು ಯಾವ ಸದ್ದು?
0: ಬೀದಿನಲ್ಲಿ ಏನೋ ಆಗಿರ್ಬೇಕು ಬಿಡು. ಅಬ್ಬಬ್ಬ, ಅದೇನ್ ಪಿಟೀಲ್ ಉಡಿಸ್ತಾನಯ್ಯ ಈ ಮಾರಾಯ?
1: ನೋಡು, ವಜ್ರ ಇಲ್ಲಿ ನನ್ನ ಹತ್ರಾನೇ ಇದೆ, ಕಳ್ಳ ಜೀವನಲ್ಲಿ ಇಟ್ಕೊಂಡಿದ್ದೀನಿ. ಇವತ್ತಿಲ್ಲಿಂದ ತಪ್ಪಿಸಿಕೊಂಡು ಹೊರಟುಬಿಟ್ರೆ ಸಾಕು, ನಾಳೆ ಹೈದರಾಬಾದ್. ವಜ್ರವೇಲು ನಾಳೆ ಹೈದರಾಬಾದ್ಗೆ ಹೊರಡ್ತಾನೆ. ಅಲ್ಲಿ ಈ ವಜ್ರ ನಾಲ್ಕು ಭಾಗ ಆಗುತ್ತೆ. ವಜ್ರವೇಲು ವಿಚಾರ ಇನ್ನೂ ಈ ಷರತ್ತಿಗೆ ಗೊತ್ತಾಗಿಲ್ಲ. ವಜ್ರವೇಲು ನಾಳೆ ಹೊರಡುವಷ್ಟರಲ್ಲಿ ನಮ್ಮಿಬ್ಬರಲ್ಲಿ ಯಾರಾದರೂ ಅವನಿಗೆ ಸುದ್ದಿ ಮುಟ್ಟಿಸಬೇಕು.
0: ಅದು ಸರಿ, ಮೊದಲು ಇಲ್ಲಿಂದ ಹೊರಗೆ ಹೋಗುವ ಉಪಾಯದ ಬಗ್ಗೆ ಯೋಚಿಸು.
1: ಒಂದು ಐಡಿಯಾ, ವಜ್ರನ ಅವನ ವಶಕ್ಕೆ ಒಪ್ಪಿಸಿಬಿಟ್ರೆ ನಮ್ಮನ್ನ ಪೊಲೀಸರಿಗೆ ಒಪ್ಪಿಸಲ್ಲ ಅಂತ ಅವನು ಹೇಳಿದಾನೆ. ನಾವು ಒಂದು ಕೆಲಸ ಮಾಡೋಣ, ವಜ್ರನ ಒಪ್ಪಿಸ್ತೀವಿ ಅಂತ ಈ ಗುಕ್ಕನಿಗೆ ಹೇಳಿ ಒಂದಿಷ್ಟು ಸುಳ್ಳು ಇನ್ಫಾರ್ಮೇಶನ್ ಕೊಡೋಣ. ಇವನು ಆ ದಾರಿಯಲ್ಲಿ ಹೋಗಿ ವಜ್ರಕ್ಕಾಗಿ ಪ್ರಯತ್ನ ಪಟ್ಟು ಅದು ಸಿಗದೆ ನಿರಾಶನಾಗಿ ಕಣ್ ಕಣ್ ಬಿಡ್ತಾ ಇರೋ ಹೊತ್ತಿನಲ್ಲಿ ನಾವು ಸಿಂಗಾಪುರಕ್ಕೆ ಹಾರಿ ಸುಖವಾಗಿರ್ಬೋದು.
0: ಹಾ, ಅದು ಒಳ್ಳೆಯ ಪ್ಲಾನ್.
1: ನನ್ನ ಕೈಲಿ ಇವನು ಪಿಟೇಲು

0: ಕೇಳಕ್ ಆಗ್ತಾ ಇಲ್ಲಪ್ಪ. ಒಂದು ಕೆಲಸ ಮಾಡು, ನೀನು ಹೋಗಿ ವಜ್ರವೇಣುಗೆ ಹೇಳು, ನಾನು ವಜ್ರ ಹೈದರಾಬಾದ್ನಲ್ಲಿದೆ ಅಂತ ಇವನಿಗೆ ಬೋರ್ಡೇ ಬಿಡ್ತೀನಿ.
1: ಇಷ್ಟು ಬೆಲೆಗಳ ವಜ್ರನ ಜೀವನದಿಂದ ಇಟ್ಟುಕೊಂಡಿದ್ದೀಯಲ್ಲ, ಎಷ್ಟಿದೆ ನಿನಗೆ?
0: ಇದಕ್ಕಿಂತ ಭದ್ರವಾದ ಜಾಗ ಇನ್ನೆಲ್ಲಿ ಹೋಗ್ಲೇಯ? ಅಂಥ ಮ್ಯೂಸಿಯಂ ನಿಂದಾನೇ ನಾವು ಈ ವಜ್ರನ ಹಾರಿಸಿದೀವಿ. ಇದನ್ನ ನಮ್ಮ ಮನೆಯಲ್ಲಿಟ್ರೆ ಮನೆಯಲ್ಲಿಂದ ಹಾರಿಸ್ಕೊಂಡು ಹೋಗೋದು ಬೇರೆಯವರಿಗೆ ಎಷ್ಟು ಸುಲಭ ನೀನು ಯೋಚು.
1: ಎಲ್ಲಿ ನೋಡೋಣ ಕೊಡು ವಜ್ರನ.
0: ಅದು ಅದು
1: ಏನು ಸಿದ್ರಾಮ, ನನ್ನ ಮೇಲೆ ಅನುಮಾನನ?
0: ಚೇ, ಹಾಗೆಲ್ಲ ತಪ್ಪು ತಿಳ್ಕೊಬೇಡ. ನಿನಗೆ ವಜ್ರ ತೋರಿಸೋಕೆ ನನಗ್ಯಾಕೆ ಯೋಚನೆ? ಆದ್ರೆ ಈ ಕಡೆ ಬಾ, ಕಿಟಕಿ ಹತ್ರ ಚೆನ್ನಾಗಿ ಬೆಳಕಿದೆ, ಬೆಳಕಿನಲ್ಲಿ ತುಂಬಾ ಸೊಗಸಾಗಿ ಕಾಣುತ್ತೆ.
1: ಸರಿ ನಡಿ, ಹ್ಯಾಂಡ್ಸ್ ಅಪ್. ಹಾ, ಜಾಸ್ತಿ ಚಾಲಾಕಿ ತೋರಿಸಬೇಡಿ, ಕೈಯಲ್ಲಿ ರಿವಾಲ್ವರ್, ಸುಟ್ಟು ಬಿಡ್ತೀನಿ. ಅಯ್ಯಯ್ಯೋ, ಇದೇನೋ ಸಿದ್ರಾಮು, ಡಮ್ಮಿ ಡಮ್ಮಿ ಅಂತ ಹೊಡ್ಕೊತಿದ್ದಲ್ಲೋ, ಈಗ ನೋಡಿದ್ರೆ ಇವನೇ ಅಲ್ಲಿ ಕೂತಿದ್ದು. ಇಲ್ಲ ಡಮ್ಮಿ ಇವಾಗಿವ ಬಂದ್ಬಿಡ್ತಾ?
0: ನಿಮ್ಮಂಥ ಕದಿಮರ ಕೈಯಿಂದ ವಜ್ರ ಕೀಳೋದು ಅಷ್ಟು ಸುಲಭ ಅಲ್ಲ ಅಂತ ನನಗೆ ಮೊದಲೇ ಗೊತ್ತಿತ್ತು, ಅದಕ್ಕೆ ಈ ಆಟ ಹೂಡಬೇಕಾಯ್ತು. ಹಾ ಹಾ, ಸಿದ್ರಾಮು ಈ ಕಡೆ ಬನ್ನಿ. ಏನು ಮಾಡಿದ್ರು ನೀವಿಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯವಿಲ್ಲ, ಕೆಳಗಡೆ ಪೊಲೀಸ್ನವ್ರು ಬೇರೆ ಕಾಯ್ತಿದ್ದಾರೆ.
2: ನಿಜವಾಗ್ಲೂ ನಿಮ್ಮನ್ನು ಟೈಪ್ ಮಾಡಲೇಬೇಕು. ಆದ್ರೂ ಇದೆಲ್ಲ ಹೇಗೆ ಮಾಡಿದ್ರಿ? ಇಲ್ಲಿ ಡಮ್ಮಿ ಇದ್ದದ್ದನ್ನ ನಾನೇ ಕಣ್ಣಾರೇ ನೋಡಿದ್ದೀನಿ. ಅಷ್ಟು ಯಾಕೆ? ನೀವೇ ಪಕ್ಕದಲ್ಲಿ ನಿಂತು ಆ ಡಮ್ಮಿ ನನಗೆ ತೋರಿಸಿದ್ರಿ. ಈಗ ನೋಡಿದ್ರೆ ಡಮ್ಮಿ ಮಾಯ. ನೀವು ಅದ್ಯಾವ ಮಾಯದಲ್ಲಿ ಬಂದು ಇಲ್ಲಿ ಕೂತಿದ್ರಿ? ನಾವಂತೂ ಅಷ್ಟು ಹೊತ್ತಿಂದ ಅಲ್ಲೇ ಮಾತಾಡ್ತಾ ನಿಂತಿದ್ದೀವಿ.
0: ಆಶ್ಚರ್ಯ ಆಗ್ತಿದೆಯಾ? ಆಗ್ಬೇಕಾದ್ದೇ. ನನ್ನ ಬೆಡ್ರೂಮ್ನಿಂದ ಎರಡನೇ ಬಾಗಿಲು ಆ ಕಿಟಕಿ ಹತ್ತಿರ ಇದೆ, ಅದು ಹಾಗಿರ್ಲಿ ಅಂತಾನೆ ಈ ಪರದೆಯನ್ನು ಇಲ್ಲಿ ಹಾಕ್ಸಿದ್ದೀನಿ. ನಾನು ಆ ಬಾಗಿಲಿಂದ ನಿಮಗೆ ಕಾಣಿಸದ ಹಾಗೆ ಬಂದು ಡಮ್ಮಿನ ತೆಗೆದು ಅಲ್ಲಿ ಕೂತಾಗ ಸ್ವಲ್ಪ ಶಬ್ದ ಆಯಿತು, ಅದು ನಿಮಗೂ ಕೇಳಿಸ್ತು. ಆದರೆ ನಾನು ಇಂಥ ತಂತ್ರ ಮಾಡಬಹುದು ಅಂತ ಕನಸಿನಲ್ಲೂ ಊಹಿಸದ ನೀವು ಬೀದಿಲಿ ಏನೋ ಶಬ್ದ ಆಗಿರಬೇಕು ಅಂತ ಅಂದ್ಕೊಂಡ್ರಿ.
2: ಹೌದು,
0: ಆ ಹೊತ್ತಿನ ಈ ಹೊತ್ತಿನ ತನಕ ಆ ಡಮ್ಮಿ ಜಾಗದಲ್ಲಿ ಕೂತಿದ್ದ ನಾನು ನಿಮ್ಮ ಎಲ್ಲಾ ಮಾತು ಕೇಳಿಸಿಕೊಂಡಿದ್ದೀನಿ. ನಾನಿಲ್ಲ ಅಂತ ಪಾಪ ನೀವು ಯಾವ ಭಯವೂ ಇಲ್ಲದೆ ನಿಮ್ಮ ಎಲ್ಲಾ ರಹಸ್ಯನ್ನು ಒದರಿಕೊಂಡ್ರಿ, ವಜ್ರಾನು ನನ್ನ ಕೈಗೆ ಸಿಗೋ ಹಾಗೆ ಮಾಡಿದ್ರಿ.
2: ಅಬ್ಬಬ್ಬ, ನಿಮ್ಮನ್ನು ಹೊಗಳೋಕೆ ಖಂಡಿತ ನನಗೆ ಮನಸ್ಸಿಲ್ಲ. ಆದ್ರೂ ಭೇಷ್ ಅನ್ಲೇಬೇಕು, ನೀವೇನು ಮನುಷ್ಯರೋ ಭೂತಾನೋ?
0: ಭೂತ ಅಲ್ಲ, ವರ್ತಮಾನದಲ್ಲಿ ನಿಮ್ಮ ಭವಿಷ್ಯ ಬರೆಯೋ ಮನುಷ್ಯ.
2: ಅದ್ ಸರಿ, ಪಿಟೇಲ್ ನುಡಿಸ್ತೀನಿ ಅಂತ ನೀವು ಒಳಗೋದ್ರಿ, ಇನ್ನೂ ಪಿಟೇಲು ಕೇಳಿಸ್ತಾನೆ ಇದೆಯಲ್ಲ.
0: ಓಹೋ, ಅದು ಬಹಳ ಹಳೇ ತಂತ್ರ. ಆ ಪಿಟೀಲ್ ನುಡಿಸ್ತಾ ಇರೋದು ನನ್ನ ಟೇಪ್ ರೆಕಾರ್ಡರ್.
3: ಹಲೋ,
0: ಓ ಬನ್ನಿ ಇನ್ಸ್ಪೆಕ್ಟರ್ ರಾಜಾರಾಮ್, ಸರಿಯಾದ ಸಮಯಕ್ಕೆ ಬಂದಿದ್ದೀರಿ. ನಿಮ್ಮ ಅತಿಥಿಗಳನ್ನು ನಿಮ್ಮ ವಶಕ್ಕೆ ಒಪ್ಪಿಸ್ತಾ ಇದ್ದೇನೆ, ಜೋಪಾನವಾಗಿ ಕರೆದುಕೊಂಡು ಹೋಗಿ.
3: ಥ್ಯಾಂಕ್ ಯು ವೆರಿ ಮಚ್ ಶರತ್. ಏ ನಡೆಯ,
0: ಅಬ್ಬಾ ಇನ್ನೊಂದು ಪುಟ ಅಧ್ಯಾಯ ಮುಗಿಯಿತು. ಏನಂತೀರಿ ಡಾಕ್ಟರ್ ವಾಸನ್?
4: ಕಂಗ್ರಾಟ್ಸ್ ಶರತ್, ನಿಮ್ಮ ಸಾಧನೆಗಳ ಕಿರೀಟಕ್ಕೆ ಒಂದು ಹೊಸ ಗರಿ.
0: ಥ್ಯಾಂಕ್ಸ್ ಡಾಕ್ಟರ್.
5: ಸಾರ್
0: ಏನೇ ಸುಧಾಕರ?
5: ಸಾರ್, ರಾವ್ ಸಾಹೇಬ್ ರಾಜಾರಾಯರು ಬಂದಿದ್ದಾರೆ.
0: ಹಾ, ಅವ್ರನ್ನ ಒಳಗೆ ಕಳಿಸು.
5: ಸರಿ ಸಾರ್.
0: ಬನ್ನಿ ಬನ್ನಿ ರಾವ್ ಸಾಹೇಬ್ ರಾಜಾರಾಯರು, ಹೇಗಿದ್ದೀರಿ?
6: ಏನ ಮಾತು ಅಂತ ಕೇಳ್ತಿದ್ದೀರಿ? ಅಷ್ಟು ಬೆಲೆ ಬಾಳೋ ವಜ್ರ ಕಳ್ಕೊಂಡಿರೋ ಮನುಷ್ಯ ಹೇಗೆ ತಾನೇ ಇರೋಕೆ ಸಾಧ್ಯ? ಇದ್ದೀರಿ, ಆ ವಜ್ರದ ಚಿಂತೆಯಲ್ಲಿ ಕೊರಗ್ತಾ ಇದ್ದೀರಿ.
0: ಏನೇ ಹೇಳಿ ರಾವ್ ಸಾಹೇಬ್ರೆ, ನಿಮ್ಮ ಪರ್ಸನಾಲಿಟಿಗೆ ಈ ರುಮಾಲು, ಓವರ್ ಕೋಟು, ಚಡಾವು ಎಲ್ಲ ತುಂಬಾ ಚೆನ್ನಾಗಿ ಒಪ್ಪುತ್ತೆ. ಹೇಗೆ ಕಾಣ್ತಿದ್ದೀರಿ ಗೊತ್ತಾ? ವಾ, ಫಸ್ಟ್ ಕ್ಲಾಸ್.
6: ಸ್ವಾಮಿ, ನಾನಿಲ್ಲಿಗೆ ನನ್ನ ವೇಷಗಳ ಬಗ್ಗೆ ಮೆಚ್ಚುಗೆ ಮಾತು ಕೇಳೋಕೆ ಬಂದಿಲ್ಲ ಅನ್ನೋದು ತಮಗೆ ನೆನಪಲ್ಲಿರಲಿ.
0: ಇರಲಿ ಸರ್, ಪರವಾಗಿಲ್ಲ, ಇರೋ ವಿಷಯ ಹೇಳೋದೇನು ತಪ್ಪಲ್ವಲ್ಲ. ಬನ್ನಿ ಕೂತ್ಕೊಳ್ಳಿ, ಇರಿ ಇರಿ. ಆರಾಮವಾಗಿ ಕುಳಿತುಕೊಳ್ಳೋಕೆ ಈ ಓವರ್ ಕೋಟ್ ತೊಂದರೆ ಆಗಬಹುದು, ಅದನ್ನ ತೆಗೆದ್ಬಿಡಿ.
6: ಅದೆಲ್ಲ ಏನೂ ಇಲ್ರಿ, ಅದನ್ನೇ ತೆಗಿಬೇಕು? ನಾನು ಹಾಗೆ ಕಂಫರ್ಟೇಬಲ್ ಆಗಿದ್ದೀನಿ.
0: ಇಲ್ಲ ಸರ್, ನೀವು ಅದನ್ನು ತೆಗಿಲೇಬೇಕು. ಹೊರಗಡೆ ತುಂಬಾ ಥಂಡಿ ಇದ್ರೂ ಇಲ್ಲಿ ಮನೆ ಒಳಗೆ ತುಂಬಾನೇ ಬೆಚ್ಚಗಿದೆ, ಮನೆ ಒಳಗೆ ಓವರ್ ಕೋಟ್ ಹಾಕಿಕೊಳ್ಳೋ ಅಗತ್ಯ ಏನಿಲ್ಲ. ಟೆಂಪರೇಚರ್ ವ್ಯತ್ಯಾಸದಿಂದ ಆರೋಗ್ಯ ವ್ಯತ್ಯಾಸವಾದರೆ ನಿಮಗೇ ಕಷ್ಟ ಅಲ್ವೇ?

0: ನಮ್ಮ ಡಾಕ್ಟರ್ ವಾಸನ ಅವರನ್ನೇ ಕೇಳಿಬೇಕಾದ್ರೆ.
1: ಬೇಡ್ರಿ, ಇದೇನು ಇದು ನಿಮ್ ಹುಡುಗಾಟ?
0: ಈ ಸರ್, ನೀವು ತೆಗಿಲೇಬೇಕು. ಬೇಕಾದ್ರೆ ನಾನ್ ನಿಮಗೆ ಹೆಲ್ಪ್ ಮಾಡ್ತೇನೆ.
1: ಏನ್ರಿ ಇದು ಬಲವಂತ ಮಾಗಸ್
0: ಬಿಚ್ಚು ಸರ್.
1: ಅರೆ ನೀವ್ಯಾಕೆ ನನ್ನ ಓಡಿಕೊಂಡು ಬಿಚ್ಚೋಕೆ ಬರ್ತಿದ್ದೀರಿ? ಬಿಡ್ರಿ ಬಿಡ್ರಿ, ಇಂಥ ತಮಾಷೆ ನನಗೆ ಒಂದು ದೂರು ಹಿಡಿಸೋಲ್ಲ.
0: ಸರಿ ಬಿಡಿ ಸರ್, ನಿಮಗೆ ಇಷ್ಟ ಇಲ್ದಿದ್ರೆ ತೆಗಿಬೇಡಿ.
1: ಓಹೋ, ಅದು ಈಗ ಅರ್ಥವಾಯ್ತು. 10 ಸಲ ಹೇಳಿದ ಮೇಲೆ ನನಗೆ ಇಷ್ಟವಿಲ್ಲ ಅಂತ ಅರ್ಥವಾಯ್ತು. ಯೋರ್ ಕೋಡ್ ತೆಗಿಯೋಕೆ ನೀವು ಪಟ್ಟ ಶ್ರಮದ ಅರ್ಧ ಭಾಗ ಆ ವಜ್ರ ಹುಡುಕೋದಕ್ಕೆ ಪಟ್ಟಿದ್ರೆ ಇಷ್ಟು ಹೊತ್ತಿಗೆ ಅದು ನಮ್ಮ ಕೈ ಸೇರ್ತಿತ್ತು. ಈಗ ನಾನು ಬಂದಿರೋದು ಆ ವಜ್ರದ ವಿಚಾರ ಕೇಳೋಕೆ. ಏನಾಯ್ತು ಸ್ವಾಮಿ? ಯಾರನ್ನೂ ಕೇಳದೆ ದೊಡ್ಡದಾಗಿ ತನಿಖೆ ಶುರು ಮಾಡಿಬಿಟ್ರಲ್ಲ, ಏನಾಯ್ತು ಅಂದೆ.
0: ವಿಪರೀತ ಕಷ್ಟವಾಗ್ತಿದೆ ಸರ್.
1: ಸರ್,
0: ಈ ನಿಜವಾದ ಕಳ್ಳರ ಮೇಲೆ ಕೇಸ್ ಹಾಕಬಹುದೇ?
1: ರೀ, ಮೊದಲು ಕಳ್ಳರನ್ನು ಹಿಡೀರಿ, ಆಮೇಲೆ ಕೇಸ್ ಹಾಕೋದ್ರಂತೆ.
0: ಅದೇನೋ ಸರಿ, ಆದ್ರೆ ಕಳ್ಳರ ಕೈಯಿಂದ ಯಾರು ವಜ್ರ ತೆಗೆದುಕೊಂಡಿರ್ತಾರೋ ಅವ್ರ ಮೇಲೂ ಕೇಸ್ ಹಾಕಬಹುದಾ?
1: ಮತ್ತದೇ ತರಲೆ ನಿಮ್ದು, ಕಳ್ಳರನ್ನು ನೀವು ಹಿಡಿದ ಮೇಲಲ್ವೇ ಆ ಮಾತು.
0: ನನ್ನದು ಯಾವಾಗಲೂ ಸ್ವಲ್ಪ ಮುಂದಾಲೋಚನೆ ಸ್ವಭಾವ ಸರ್. ಈಗ ಒಬ್ಬರು ವಜ್ರನ ಕಳ್ಳರಿಂದ ತಗೊಂಡಿರ್ತಾ ಅನ್ನೋದಕ್ಕೆ ಮುಖ್ಯವಾದ ಸಾಕ್ಷಿ ಏನು?
1: ಇನ್ನೇನು ಸಾಕ್ಷಿ ಇರುತ್ತೆ? ಅವ್ರ ಹತ್ರ ಆ ವಜ್ರ ಇದ್ರೆ ಅದೇ ಅವ್ರ ಕಳ್ಳರಿಂದ ತಗೊಂಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ.
0: ಹಾಗೆ ವಜ್ರನ ಕಳ್ಳರಿಂದ ತಗೊಂಡವರನ್ನ ಅರೆಸ್ಟ್ ಮಾಡಬಹುದು ತಾನೆ?
1: ಅನುಮಾನ ಏನು ಬಂತದ್ರಲ್ಲಿ?
0: ದಯವಿಟ್ಟು ಸಿಟ್ಟು ಮಾಡಿಕೋಬೇಡಿ ಸರ್. ಈಗ ನಿಮ್ಮನ್ನ ಅರೆಸ್ಟ್ ಮಾಡಬೇಕು ವಿಧಿ ಇಲ್ಲದೆ ಹೇಳಲೇಬೇಕಾಗಿದೆ.
1: ಮಿಸ್ಟರ್ ಶರತ್, ನನಗಿಂಥ ತಮಾಷೆಗಳು ಸ್ವಲ್ಪನೂ ಹಿಡಿತಲ್ಲ. ಇಂಥ ಹುಚ್ಚಾಟಗಳಿಗೆ ಹಾಳು ಮಾಡುವಷ್ಟು ಸಮಯ ನನ್ನ ಹತ್ರ ಇಲ್ಲ. ಏನ್ ಚಿತ್ರ ಮನುಷ್ಯರು ನೀವು? ನನ್ನ ವಜ್ರನ ಪತ್ತೆ ಮಾಡೋದಕ್ಕೆ ನಿಮಗೆ ಸಾಧ್ಯವಿಲ್ಲ ಅಂತ ನನಗೆ ಗೊತ್ತಿತ್ತು. ಯಾಕೆಂದ್ರೆ ನಿಮಗಷ್ಟು ಶಕ್ತಿ ಸಾಮರ್ಥ್ಯಗಳು ಇದೆ ಅಂತ ನಾನು ಯಾವತ್ತೂ ನಂಬೇ ಇಲ್ಲ. ಪೊಲೀಸರಿಗೆ ಈ ಕೇಸ್ ಒಪ್ಪಿಸದೆ ನಿಮ್ಮ ಹತ್ರ ಬಂದಲ್ಲ ನಾನು. ಅದು ನನ್ನ ಮೊದಲನೇ ತಪ್ಪು. ಬರ್ತೀನಿ ಸ್ವಾಮಿ, ನಮಸ್ಕಾರ.
0: ಒಂದು ನಿಮಿಷ ಇರಿ ಸರ್. ವಜ್ರನ ಸ್ವಲ್ಪ ಹೊತ್ತು ಇಟ್ಟುಕೊಂಡಿರೋದಕ್ಕಿಂತ ಅದನ್ನು ನಿಜವಾಗಿ ತಗೊಂಡೇ ಹೋಗಿಬಿಡೋದು ತುಂಬಾ ದೊಡ್ಡ ಅಪರಾಧವಾಗುತ್ತೆ ಸರ್.
1: ಛೇ, ಇದೇನ್ರಿ ನಿಮ್ ಹುಡುಗಾಟ? ಜಾಗ ಬಿಡ್ರಿ, ನಾನು ಹೋಗ್ಬೇಕು.
0: ಒಂದು ಕ್ಷಣ, ನಿಮ್ಮ ಓವರ್ ಕೋಟ್ ನ ಎಡಗಡೆ ಜೇಬಲ್ಲಿ ಕೈ ಹಾಕಿ.
1: ಮತ್ತೆ ನಿಮ್ಮ ತರಲೆ?
0: ದಯವಿಟ್ಟು ನಾನು ಹೇಳಿದಾಗೆ ಮಾಡಿ ಸರ್.
1: ಅರೆ, ಇದೇನ್ರಿ ಇದು? ವಜ್ರ ಕಳುವಾಗಿದ್ದು ನನ್ನ ವಜ್ರ ಇದು ಹಾಗೆ ನಮ್ಮ ಜೇಬಲ್ಲಿ ಬಂತು? ಆಶ್ಚರ್ಯ.
0: ಕ್ಷಮಿಸಿ ರಾಜ್ ಸಾಹೇಬ್ರೆ, ಈ ತುಂಟತನ ಚೇಷ್ಟೆ ನನಗೆ ಅಂಟಿಕೊಂಡಿರೋ ಜಾಡ್ಯ ಅಂತ ಡಾಕ್ಟರ್ ವಾಸನ್ ತಮಾಷೆ ಮಾಡ್ತಿರ್ತಾರೆ. ಅದರಲ್ಲೂ ಒಂದು ಡ್ರಾಮೆಟಿಕ್ ಆದ ಪ್ರಸಂಗ ನಡೆಯೋದಕ್ಕೆ ಅವಕಾಶ ಇರುವಾಗ ಅದನ್ನ ತಪ್ಪಿಸಿಕೊಳ್ಳೋದಾದ್ರೂ ಹೇಗೆ ನೀವೇ ಹೇಳಿ.
1: ಅದಕ್ಕೆ ಆಗಲೇ ನಿಮ್ಮ ಓವರ್ ಕೋಟ್ ಅನ್ನ ಬಲವಂತವಾಗಿ ತೆಗೆಯುವ ನೆಪದಲ್ಲಿ ಈ ವಜ್ರನ ಕೋರ್ಟ್ ಜೇಬಿನಲ್ಲಿ ಹಾಕಿದೆ. ವಂಡರ್ಫುಲ್ ವಂಡರ್ಫುಲ್ ಮಿಸ್ಟರ್ ಶರತ್. ಅಬ್ಬಾ, ಅಂತೂ ಕಳೋಗಿದ್ದ ನನ್ನ ಅಪೂರ್ವ ವಜ್ರ ನನಗೆ ಸಿಕ್ತು. ನಿಮ್ಮ ಈ ಉಪಕಾರನ ನಾನು ಯಾವತ್ತಿಗೂ ಮರೆಯಲ್ಲ. ಅಲ್ಲ, ಎಷ್ಟು ಆಶ್ಚರ್ಯದ ಸಂಗತಿ, ನಿಮ್ಮ ಹಾಸ್ಯ ಪ್ರಜ್ಞೆ ಸ್ವಲ್ಪ ವಿಚಿತ್ರವಾಗಿರಬಹುದು, ಆದರೂ ನಿಮ್ಮ ಶಕ್ತಿ ಸಾಮರ್ಥ್ಯದ ಬಗ್ಗೆ ನಾನು ಮಾಡಿದ ಕಟು ಟೀಕೆ ಸರಿಯಲ್ಲ ಅಂತ ಖಾತ್ರಿಯಾಗಿದೆ. ನಿಮ್ಮನ್ನ ತುಂಬಾ ತಿರಸ್ಕಾರದಿಂದ ನೋಡಿಬಿಟ್ಟೆ ನಾನು, ಅದಕ್ಕಾಗಿ ನನ್ನನ್ನು ಕ್ಷಮಿಸಿಬಿಡಿ.
0: ಆದ್ರೆ ಈ ವಜ್ರ ಹೇಗೆ? ಅದೆಲ್ಲ ದೊಡ್ಡ ಕಥೆ, ನಿಧಾನವಾಗಿ ನಿಮಗೆ ವಿವರಿಸ್ತೀನಿ. ನೀವು ದಯವಿಟ್ಟು ನಾನು ಮಾಡಿದ ಚೇಷ್ಟೆ ಗಂಭೀರವಾಗಿ ತಗೋಬೇಡಿ.
1: ಆಯ್ತು ಮಿಸ್ಟರ್ ಶರತ್, ಬರ್ತೀನಿ.
0: ನಮಸ್ಕಾರ. ಥ್ಯಾಂಕ್ಸ್. ಸುಧಾಕರ, ಬೇಗ ಊಟಕ್ಕೆ ರೆಡಿ ಮಾಡು, ಬಹಳ ಹಸಿವಾಗ್ತಿದೆ. ಮೆದುಳಿಗೆ ಸ್ವಲ್ಪ ರೆಸ್ಟ್ ಕೊಡಬೇಕು.
2: ಇದುವರೆಗೆ ಸರ್ ಆರ್ಥರ್ ಕಾನನ್ ಡೈಲ್ ಅವರ ಶರ್ಲಾಕ್ ಹೋಮ್ಸ್ನ ಸಾಹಸದ ಕಥೆಗಳನ್ನ ಕೇಳಿದಿರಿ. ಇದನ್ನ ರೇಡಿಯೋಕ್ಕೆ ಅಳವಡಿಸಿದವರು ಶ್ರೀಮತಿ ಕೆಎಸ್ ರಂಜಿನಿ, ಭಾಗವಹಿಸಿದ ಕಲಾವಿದರು ಪ್ರಭಾಕರ್ ಸಾತ್ಖೇ, ಎಸ್ಎನ್ ಬಾಬಳಗಿ, ಸಿದ್ದಣ್ಣ ಕೋಲಾರ್, ವೆಂಕಟೇಶ್ ದೇಶಪಾಂಡೆ, ವಿಜಯ್ ಕುಲಕರ್ಣಿ, ಶಂಕರಯ್ಯ ಘಂಟಿ ಹಾಗೂ ಶ್ರೀಮತಿ ಅಮೃತ ಕೃಷ್ಣಮೂರ್ತಿ, ವಸುಂಧರ ಶ್ರೀಧರ್. ಸಂಕಲನ ಶ್ರೀ ಮಧುಸೂದನ್ ಡಿ ಟೆಂಗ್ಲೇಕರ್. ನಿರ್ದೇಶನ ಶ್ರೀಮತಿ ಪುಷ್ಪ ಎಸ್ ಕೇರಿ.
3: ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
4: ಚಾನಲ್ ಸ್ವಲ್ಪ ಸರಿಯಾಗಿ ಮಾಡ್ರಿ.
5: ಇವರು ಶ್ರೀಮತಿ ರೇಖಾ ರಾಮಚಂದ್ರ.
4: ಯಾವಾಗ್ಲೂ ಬರೀ ಗೋಸ್ಟ್ ಇಮೇಜ್ ಕಾಣ್ತಾ ಇರುತ್ತೆ. 1000 ರೂಪಾಯಿ ಕೊಟ್ಟು ಒಳ್ಳೆ ಟಿವಿ ತಂದಿದ್ದು ಬರೀ ವೇಸ್ಟ್.
5: ಟಿವಿಯಲ್ಲಿನ ಅಸ್ಪಚಿತ್ರ ಮತ್ತು ಕರ್ಕಶ ಧ್ವನಿ ಇವರ ನೆಮ್ಮದಿಯನ್ನೇ ಹಾಳು ಮಾಡುತ್ತಿದೆ.
4: ಬಹುಶಃ

0: ಇವರಿಗೆ ಡಿಡಿ ಡೈರೆಕ್ಟ್ ಪ್ಲಸ್ ಬಗ್ಗೆ ತಿಳಿದಿಲ್ಲ ಅನ್ಸುತ್ತೆ.
1: ಡಿಡಿ ಡೈರೆಕ್ಟ್ ಪ್ಲಸ್ ಪ್ರಸಾರ ಭಾರತೀಯ ಉಚಿತ ಡಿಟಿಎಚ್ ಸಾರ ಸೇವೆ.
0: ಕೇಬಲ್ ಸೇವೆಗೆ ನೀಡುವ ತಿಂಗಳ ವಂತಿಗೆ ಇನ್ನು ಸಂಪೂರ್ಣ ಉಳಿತಾಯ.
1: ಅತ್ಯಾಧುನಿಕ ಉಪಗ್ರಹ ಪ್ರಸಾರ ತಂತ್ರಜ್ಞಾನದಿಂದಾಗಿ ಡಿಜಿಟಲ್ ಗುಣಮಟ್ಟದ ಸ್ಪಷ್ಟ ಚಿತ್ರ ಹಾಗೂ ಸುಮಧುರ ಧ್ವನಿ ಇದೀಗ ಲಭ್ಯ ಈ ಉಚಿತ ಡಿಟಿಎಚ್ ಪ್ರಸಾರ ಸೇವೆಯಿಂದ.
0: ಹಲವು ಪ್ರಮುಖ ಟಿವಿ ಚಾನೆಲ್ಗಳು
1: ಜೊತೆಗೆ ವಿವಿಧ ಭಾಷೆಯ ರೇಡಿಯೋ ಚಾನೆಲ್ಗಳು ದಿನದ 24 ಗಂಟೆಗಳು ಲಭ್ಯ.
0: ಡಿಟಿಎಚ್ ಪ್ರಸಾರ ಸೇವೆ,
1: ಡಿಡಿ ಡೈರೆಕ್ಟ್ ಪ್ಲಸ್ ನ ಸೆಟ್ ಟಾಪ್ ಬಾಕ್ಸ್ ಮತ್ತು ಡಿಶ್ ಆಂಟೆನಾಗಾಗಿ ನಿಮ್ಮ ಸಮೀಪದ ಎಲೆಕ್ಟ್ರಾನಿಕ್ ವಸ್ತುಗಳ ಮಾರಾಟಗಾರರನ್ನು ಇಂದೇ ಸಂಪರ್ಕಿಸಿ. ಡಿಡಿ ಡೈರೆಕ್ಟ್ ಪ್ಲಸ್ ಪ್ರಸಾರ ಭಾರತ ಉಚಿತ ಡಿಟಿಎಚ್ ಪ್ರಸಾರ ಸೇವೆ.
2: ಯಾವುದೋ ಕಾಲದಲ್ಲಿ ಒಳಿತನ್ನು ಒದಗಿಸಲು ಮೇಲೆ ಮೊಳಗುತ್ತಲಿತ್ತು ಅಶರೀರವಾಣಿ. ಇಂದು ತೆರೆದಿದೆ ಭಾಗ್ಯದ ಬಾಗಿಲನ್ನು, ನೆಲದಲ್ಲೇ ಸಕಲರಿಗೂ ಆಕಾಶವಾಣಿ.

0: ಪ್ರಸಾರ ಭಾರತೀಯ ಉಚಿತ ಡಿಟಿಎಚ್ ಪ್ರಸಾರ ಸೇವೆ.
1: ಕೇಬಲ್ ಸೇವೆಗೆ ನೀಡುವ ತಿಂಗಳ ವಂತಿಗೆ ಇನ್ನು ಸಂಪೂರ್ಣ ಮುಕ್ತಾಯ.
0: ಅತ್ಯಾಧುನಿಕ ಉಪಗ್ರಹ ಪ್ರಸಾರ ತಂತ್ರಜ್ಞಾನದಿಂದಾಗಿ ಡಿಜಿಟಲ್ ಗುಣಮಟ್ಟದ ಸ್ಪಷ್ಟ ಚಿತ್ರ ಹಾಗೂ ಸುಮಧುರ ಧ್ವನಿ ಇದೀಗ ಲಭ್ಯ ಈ ಉಚಿತ ಡಿಟಿಎಚ್ ಪ್ರಸಾರ ಸೇವೆಯಿಂದ.
1: ಹಲವು ಪ್ರಮುಖ ಟಿವಿ ಚಾನೆಲ್ಗಳು
0: ಜೊತೆಗೆ ವಿವಿಧ ಭಾಷೆಯ ರೇಡಿಯೋ ಚಾನೆಲ್ಗಳು ದಿನದ 24 ಗಂಟೆಗಳು ಲಭ್ಯ.
1: ಡಿಟಿಎಚ್ ಪ್ರಸಾರ ಸೇವೆ,
0: ಡಿಡಿ ಡೈರೆಕ್ಟ್ ಪ್ಲಸ್ ನ ಸೆಟ್ ಟಾಪ್ ಬಾಕ್ಸ್ ಮತ್ತು ಡಿಶ್ ಆಂಟೆನಾಗಾಗಿ ನಿಮ್ಮ ಸಮೀಪದ ಎಲೆಕ್ಟ್ರಾನಿಕ್ ವಸ್ತುಗಳ ಮಾರಾಟಗಾರರನ್ನು ಇಂದೇ ಸಂಪರ್ಕಿಸಿ. ಡಿಡಿ ಡೈರೆಕ್ಟ್ ಪ್ಲಸ್, ಪ್ರಸಾರ ಭಾರತೀಯ ಉಚಿತ ಡಿಟಿಎಚ್ ಪ್ರಸಾರ ಸೇವೆ.

0: ಇಷ್ಟು ಮಧುರ ಕಂಠ ಇರುವಂತ ಈಕೆ ಯಾರು ಅಂತ ಎಲ್ಲ ಕೇಳಿದ್ರು ಯೋಚಿಸ್ತಾ ಇರಬಹುದಲ್ಲ. ಇವತ್ತಿನ ಮಹಿಳಾವಾಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಇರೋ ನನ್ನ ಜೊತೆಗೆ ಆಲೂರು ತಾಲೂಕಿನ ಮರಸು ಗ್ರಾಮದಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಯ ಉಪಾಧ್ಯಾಯಿನಿ ಆಗಿರುವಂತ ಎಚ್ ವೇದಾವತಿ ಅವರು. ಟೀಚರ್ ಆಗಿ ಮಕ್ಕಳಿಗೆ ಪಾಠ ಹೇಳ್ಕೊಡೋ ಇವರು ರಂಗಭೂಮಿ ಪ್ರವೇಶಿಸಿದ್ದೇ ಒಂಥರ ವಿಶೇಷ, ಒಂದು ವಿಶಿಷ್ಟ ಅನುಭವ ಅಂತ ಹೇಳಬಹುದು. ಅದು ಏನು ಅನ್ನೋದ್ರ ಬಗ್ಗೆ ಅವರಿಂದಾನೇ ನಾವು ಕೇಳಬೇಕು. ಮಧುರ ಕಂಠ ವೇದಾವತಿ ಅವರಿಗೆ ದೈವದತ್ತ ಕೊಡ, ಆದರೆ ಆ ಕಂಠದ ಪೋಷಣೆ ಶ್ರುತಿ ತಾಳಜ್ಞಾನ ಸಿಕ್ಕಿದ್ದು ಇವರು ಓದ್ತಾ ಇರುವಾಗ ಇವರ ಶಾಲಾ ಕಾಲೇಜಿನ ಸಂಗೀತದ ಶಿಕ್ಷಕರಿಂದ. ವೃತ್ತಿಯಲ್ಲಿ ವೇದಾವತಿ ಅವರು ಉಪಾಧ್ಯಾಯಿನಿ, ಪ್ರವೃತ್ತಿಯಲ್ಲಿ ರಂಗ ಕಲಾವಿದೆ. ಈ ಉಪಾಧ್ಯಾಯ ವೃತ್ತಿಯಿಂದ ರಂಗ ಪ್ರವೃತ್ತಿಯ ಕಡೆಗೆ ಇವರ ಪಯಣ ಹೇಗಿದೆ, ರಂಗಭೂಮಿಯ ಅನುಭವ ಏನು, ಇಲ್ಲದರ ಬಗ್ಗೆ ನಾವು ವೇದಾವತಿ ಅವರ ಜೊತೆನೆ ಇವತ್ತು ಮಾತಾಡ್ತಾ ಹೋಗೋಣ. ಹಾಗೆ ಅವರ ಈ ಮಧುರ ಕಂಠದಲ್ಲಿ ಕೆಲವೊಂದು ರಂಗ ಗೀತೆಗಳನ್ನು ಕೂಡ ಕೇಳ್ತಾ ಹೋಗೋಣ. ನಮಸ್ಕಾರ ವೇದಾವತಿ ಅವರೇ.
1: ನಮಸ್ಕಾರ ಮೇಡಮ್.
0: ನೀವು ಮೂಲತಃ ಎಲ್ಲಿನವರು?
1: ನಾನು ಮೂಲತಃ ಆಲೂರು ತಾಲೂಕು ಹಂತನಮನೆ ಗ್ರಾಮ ಅಂತೇಳಿ ಒಂದು ಚಿಕ್ಕ ಗ್ರಾಮ. ಅಲ್ಲಿ ನಾನು ನಮ್ಮ ತಂದೆ ತಾಯಿಗಳಿಗೆ ಆರನೇ ಮಕ್ಕಳಲ್ಲಿ ಕೊನೆ ಮಗಳಾಗಿ ನಾನು ಜನಿಸಿದ್ದು.
0: ವಿದ್ಯಾಭ್ಯಾಸ ಎಲ್ಲಿವರೆಗೂ ನಡೀತು?
1: ವಿದ್ಯಾಭ್ಯಾಸ 1-4 ತರಗತಿ ಆಲೂರು ತಾಲೂಕು NHPS ಅನ್ನೋ ಶಾಲೆ, 5-7 ತರಗತಿ MHPS ಅನ್ನೋ ಶಾಲೆ, ಅದಾದ್ಮೇಲೆ ಹೈಸ್ಕೂಲ್ ಮತ್ತೆ PUC ಎಲ್ಲ ಆಲೂರೇ. ನಂತರ BA ಶಿಕ್ಷಣನ AVK ಕಾಲೇಜಲ್ಲಿ ಮುಂದುವರಿಸಿದೆ. ಆದ್ಮೇಲೆ TCH ಕಡೆಗೆ ಸ್ವಲ್ಪ ಒಲವಾಯಿತು. ನಾನು ಟೀಚರ್ ವೃತ್ತಿ ಮಾಡಬೇಕು, ಮಕ್ಕಳಿಗೆ ಪಾಠ ಹೇಳ್ಕೊಡ್ಬೇಕು ಅನ್ನೋದು ನನ್ನೊಂದು ಮಹದಾಸೆ. ಒಂದು ಮಕ್ಕಳ ಜೊತೆ ನಾನು ಇರಬೇಕು ಅನ್ನೋ ಒಂದು ಆಸೆಯಿಂದ TCH ಸೇರ್ಕೊಂಡೆ. ಅದು ಮಂಗಳೂರು ಬಲ್ಮಠ ಅನ್ನುವಂತ ಒಂದು ಶಿಕ್ಷಣ ತರಬೇತಿ ಸಂಸ್ಥೆಯಲ್ಲಿ. ಮತ್ತೆ ಅಲ್ಲಿ ನನಗೆ ಸ್ವಲ್ಪ ಈ ನನ್ನ ಸಂಗೀತಕ್ಕೆ ಅಂದ್ರೆ ಹಾಡ್ತಾ ಇದ್ದೆ, ನನ್ನ ಸಂಗೀತ ಏನು ಕಲ್ತಿರ್ಲಿಲ್ಲ, ಆದ್ರೆ ನನ್ನಲ್ಲಿರೋ ಒಂದು ಈ ಹಾಡಿನ ಒಂದು ಪ್ರತಿಭೆಯನ್ನ ಗುರುತಿಸಿ ಟೀಚರು ಒಂದು ಕಾಂಪಿಟಿಷನ್ಗಳಲ್ಲೆಲ್ಲ ನನ್ನನ್ನೇ ಸೆಲೆಕ್ಟ್ ಮಾಡ್ಕೊತಾ ಇದ್ರು, ನಿನಗೆ ಕಂಠ ಇದೆ ಹಾಡು ಅಂತೇಳಿ. ಆಮೇಲೆ ಜೊತೆಗೆ ಸಂಗೀತ ಕಲಿ ಅಂತ ಹೇಳಂದ್ರು, ಆದ್ರೆ ಆ ಸಂಗೀತ ಕಲಿ ಅಂತ ಇದು ಸ್ಥಿತಿಲವಾಗಿರ್ಲಿಲ್ಲ. ಆಮೇಲೆ ಅಲ್ಲಿ TCH ಮುಗಿಸಿ ಬಂದ್ಮೇಲೆ ಜಾಬ್ ಆಯ್ತು,
0: ಅದೇ
1: ಟೀಚರ್ ಆಗಿ ಕೆಲಸ ಸಿಕ್ತು ಮರ್ಸು ಶಾಲೆನಲ್ಲಿ. ಆಮೇಲೆ ಸ್ವಲ್ಪ ಹೀಗೆ ಅದನ್ನ ಈ ಸಂಗೀತವನ್ನು ಹವ್ಯಾಸವಾಗಿ ಹಾಡ್ತಾ ಹಾಗೆ ಇದ್ ಮಾಡ್ಕೊಂಡು.
0: ಅಲ್ಲ, ನಿಮ್ ಮನೆಯಲ್ಲಿ ಇಷ್ಟು ವಿದ್ಯಾಭ್ಯಾಸ ನೀವು ಮಾಡೋಗು ನಿಮ್ಗೆ ವೈವಾಹಿಕ ಜೀವನಕ್ಕೆ ಹೋಗದೆ ಇದ್ದ ಹಾಗೆ ಬ್ರೇಕ್ ಕೊಟ್ಟಿದ್ರ ಪರವಾಗಿಲ್ವಾ?
1: ಮದ್ವೆ ಮಾಡಿದ್ರು, TCH ಮುಗಿಸಿ ಬಂದ ತಕ್ಷಣನೇ ಕೆಲ್ಸಕ್ಕಿರ್ಲಿಲ್ಲ ಅವಾಗಿನ್ನು. TCH ಮುಗಿಸಿ ಬಂದ್ಮೇಲೆ ಮದ್ವೆ ಮಾಡಿದ್ರು.
0: ಇಷ್ಟ ಮಟ್ಟಿಗೆ ಓದಿಸಿದ್ರು ನಿಮ್ ತಂದೆ ತಾಯಿ? ವಿದ್ಯೆಗೆ ಪ್ರಾಧಾನ್ಯತೆ ಕೊಟ್ರು.
1: ಹೌದು, ತುಂಬಾ ಬಡತನ ಆಯ್ತು. ಆ ಬಡತನದಲ್ಲಿವೇ ನಮ್ಮ ತಂದೆ ತಾಯಿ ಮಕ್ಳಿಗೆ ಎಜುಕೇಶನ್ ಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮನ್ನ ಓದಿಸಿದ್ರು. ನಾವು ಒಂದು ಈ ಸ್ಥಾನಕ್ಕೆ ಬಂದಿದೀವಿ ಅಂತ ಅಂದ್ರೆ ಅದಕ್ಕೆ ನಮ್ ತಂದೆ ತಾಯಿನೇ ಕಾರಣ. ಮತ್ತೆ ಎಲ್ಲ ಪ್ರೋತ್ಸಾಹ ಇದಕ್ಕೆಲ್ಲ ಹಾಡಿಗೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದು, ಮತ್ತೆ ಇಂಥ ಒಂದು ರಂಗಭೂಮಿನಲ್ಲಿ ಒಂದು ನನ್ನ ಕೈಲಾದ ಮಟ್ಟಿಗೆ ಒಂದು ಸೇವೆಯನ್ನು ಮಾಡೋದಕ್ಕೆ ಅವಕಾಶ ಮಾಡ್ಕೊಡೋ ಮಾಡಿದ್ದೆಲ್ಲ ನಮ್ಮ ಯಜಮಾನರು.
0: ಈಗ ಮದ್ವೆ ಆದ್ರಿ, ಮದ್ವೆ ಆದ್ಮೇಲೆ ಕೆಲಸ ಸಿಕ್ಕಿದ್ದು?
1: ಹೌದು,
0: ಗಂಡನ ಮನೆಯವರಿದ್ದು ಮತ್ತೆ ನಿಮ್ ಕೆಲಸ ಸಿಕ್ಕಿದ್ದು.

0: ಜಾಗವನ್ನ ಆಗಿತ್ತ?
1: ಇಲ್ಲ, ಗಂಡನ ಮನೆ ನಂಜನೂರು. ಅವರು ಇಲ್ಲಿ ಜಾಬ್ ಅಲ್ಲಿ ಇದ್ರು. ಅವರು ಹೈಸ್ಕೂಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು.
0: ಎಲ್ಲಿ?
1: ಹಂಚೂರು ಅನ್ನೋ ಒಂದು ಹೈಸ್ಕೂಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು.
0: ಅವರು
1: ವಿಜ್ಞಾನ ಶಿಕ್ಷಕರಾಗಿದ್ರು. ಆಮೇಲೆ ಅದು ಅಣ್ಣನಿಗೆ ಪರಿಚಯ ಆಗಿ ಅವ್ರ ಕಡೆಯಿಂದ ಒಂದ್ ವಿಶೇಷ ಅಂದ್ರೆ, ನಾನು ಅವರ ಮುಖಾನು ನೋಡಿಲ್ಲ, ಅವರು ನನ್ನ ಮುಖಾನು ನೋಡಿರ್ಲಿಲ್ಲ. ಅಣ್ಣನ ಕಡೆಯಿಂದ ಈಗ ಇವ್ರ ತಂಗಿ ಟಿ ಸಿ ಎಚ್ ಮಾಡಿದಾರಂತೆ, ಮನೇಲಿ ಇದಾರಂತೆ ಅಂತ ಹೇಳ್ಬಿಟ್ಟು, ಅಂದ್ರೆ ಆ ಒಂದು ಇದರಿಂದ ಅಣ್ಣನ ಕಡೆಯಿಂದ ಮದ್ವೆ ಪ್ರಸ್ತಾಪ ಆಗಿ, ನಿಮ್ ತಂಗಿ ಹೇಗೆ ಇದ್ರು ನಾನು ಮದ್ವೆ ಆಗ್ತೀನಿ ಅನ್ನೋ ತರದಲ್ಲಿ ಅವರು ಅದು ಮದ್ವೆ ಆಗ್ಬೇಕಾದ್ರೆ ಏನು ಹೆಣ್ಣು ನೋಡೋ ಶಾಸ್ತ್ರ ಅದು ಇದು ಎಲ್ಲ ಇರುತ್ತೆ, ಆದ್ರೆ ಆ ರೀತಿ ಅವರು ನಮ್ಮ ಯಜಮಾನರ ಆ ರೀತಿ ಏನು ಕೇಳಿಲ್ವಂತೆ.
0: ಅವ್ರಿಗೆ ವಿದ್ಯೆ ಮುಖ್ಯ,
1: ವಿದ್ಯೆ ಜೊತೆಗೆ ನಮ್ಮ ಅಣ್ಣನ ಮಾತುಗಳು ಅವರಿಗೆ ತುಂಬಾ ಇಂಪ್ರೆಸ್ ಆಗ್ತಿದ್ದು ಅಂತ. ಅವರು ಟೀಚರ್ ಆಗಿದ್ರು ಅಣ್ಣನು, ಅವರ ಮಾತುಗಳು ಇಂಪ್ರೆಸ್ ಆಗ್ತಿದ್ದಾಗ ಅವ್ರ ತಂಗಿನೂ ಹೀಗೆ ಇರ್ಬೋದು ಅನ್ನೋ ಒಂದು ಉದ್ದೇಶದ ಅವ್ರ ಕೆಲಸದಲ್ಲಿ ಇಲ್ಲದೆ ಇದ್ರು ಪರವಾಗಿಲ್ಲ, ನಿಮ್ ತಂಗಿ ನನಗೆ ಮದುವೆ ಮಾಡಿಕೊಡಿ, ನೀವು ನನ್ನ ತಂಗಿನೇ ನೋಡಿಲ್ವಲ್ಲ, ನೀವು ನನಗೆ ಇಷ್ಟ ಆದ್ರಿ, ಹಾಗಾಗಿ ನಿಮ್ ತಂಗಿನೂ ನನಗೆ ಇಷ್ಟ ಆಗ್ತಾರೆ ಅಂತ ಹೇಳಿ ಅವ್ರ ಕಡೆಯಿಂದ ಅವ್ರ ಮನೆಯವರು ಯಾರು ನೋಡ್ಲಿಲ್ಲ, ಡೈರೆಕ್ಟ್
0: ಮದ್ವೆ.
1: ಮದ್ವೆನಲ್ಲಿ
0: ಗಂಡ ಹೆಂಡತಿ ಒಬ್ಬರ ಮುಖ ಒಬ್ಬರು ನೋಡಿದ್ರಿ.
1: ಅದಕ್ಕೆ ನಿಜ ಮೇಡಮ್. ಅದಾದ್ಮೇಲೆ ಮದ್ವೆ ಆದ್ಮೇಲೆ ಇನ್ನೇನು ಮಕ್ಕಳು ಮತ್ತೆ ಕೆಲಸ, ಅದೇ ಕೆಲಸ. ಇನ್ನು ಶಾಲೆಗೆ ಹೋಗ್ಬೇಕು, ಇಲ್ಲಿ ಮಕ್ಕಳು ನೋಡ್ಕೋಬೇಕು, ಸಂಸಾರ ನೋಡ್ಕೋಬೇಕು. ಜೊತೆಗೆ ಇದ್ರದ್ದು ಹಾಡಿಂದು ನನಗೆ ತುಂಬಾ ಇಷ್ಟ ಇತ್ತು. ಮನೇಲೆ ರೇಡಿಯೋ ಹಾಕ್ತಾಗ ಇದು ಟೇಪ್ ರೆಕಾರ್ಡ್ ಹಾಕೊಂಡು ಕೇಳ್ಕೊಂಡು ಇದ್ ಮಾಡ್ತಾ ಇದ್ದು, ಬೇರೆ ಕಡೆ ಎಲ್ಲಿ ಹೋಗ್ತಾ ಇರ್ಲಿಲ್ಲ.
0: ಏನೇನ್ ಕಲ್ತ್ರಿ ಆತರ ರೇಡಿಯೋ ಕೇಳಿ?
1: ರೇಡಿಯೋ ಕೇಳಿ ಅಂದ ಈ ಹಾಡುಗಳೆಲ್ಲ, ಈಗ ಓಲ್ಡ್ ಸಾಂಗ್ಗಳು, ಓಲ್ಡ್ ಸಾಂಗ್ಗಳು ಅಂದ್ರೆ ತುಂಬಾ ಇಷ್ಟ.
0: ಚಿತ್ರಗೀತೆಗಳು,
1: ಓಲ್ಡ್ ಕನ್ನಡ ಚಿತ್ರಗೀತೆಗಳಿದಾವಲ್ಲ, ಆ ಚಿತ್ರಗಳ ಗೀತೆಗಳಂದ್ರೆ ತುಂಬಾ ಇಷ್ಟ. ಅದನ್ನೇ ಕೇಳ್ತಾ ಕೇಳ್ತಾ ಕೇಳ್ತಾ ಹಾಗೆ ಅಭ್ಯಾಸ ಮಾಡ್ತಾ, ಜೊತೆ ಭಾವಗೀತೆಗಳು, ಜನಪದ ಗೀತೆ.
0: ಯಾವ ಹಾಡು ಇಷ್ಟ ಆಗ್ತಿತ್ತು ಅವಾಗ?
1: ಎಲ್ಲ ಹಾಡುಗಳು, ಚಿತ್ರಗೀತೆಗಳಂದ್ರೆ ಇದ್ರು ಹಳೆಯ ಚಿತ್ರಗೀತೆ ಅಂದ್ರೆ ಎಲ್ಲರೂ ಇಷ್ಟ ಆಗ್ತಿತ್ತು. ಆ ಹಾಡುಗಳೇ ನನಗೆ ಇನ್ಸ್ಪಿರೇಷನ್ ಹಾಡೋದು ಹಾಡೋದಕ್ಕೆ.
0: ಮಕ್ಕಳಿಗೆ ಸ್ಕೂಲಲ್ಲಿ ಸಂಗೀತ ಹೇಳ್ಕೊಡೋದು ಆತರ ಏನಾದ್ರು ಮಾಡ್ತಿದ್ರು?
1: ಹೌದು ಮೇಡಮ್. ಇವಾಗ
0: ಇಂಗ್ಲಿಷ್ ಟೀಚರ್, ಅದ್ರ ಜೊತೆಗೆ ಸಂಗೀತನು ಹೇಳ್ಕೊಡ್ತಿದ್ರ? ಹೇಗೆ?
1: ಹೌದು, ಈಗ ನಮ್ಮ ಶಿಕ್ಷಣ ಇಲಾಖೆಯಿಂದಾನೆ ಪ್ರತಿಭಾ ಕಾರಂಜಿ ಅಂತ ಎಲ್ಲ ನೋಡ್ತಾರಲ್ಲ, ಜೊತೆಗಿನ ದಿನಾಚರಣೆಗಳು, ಸ್ವಾತಂತ್ರ್ಯ ದಿನಾಚರಣೆ ಅಂತವಕ್ಕೆಲ್ಲ ಮಕ್ಕಳಿಗೆ ನಾವು ಕಲ್ಚರಲ್ ಆಕ್ಟಿವಿಟೀಸ್ ಮಾಡಿಸ್ಬೇಕು. ಈ ಪ್ರತಿಭಾ ಕಾರಂಜಿನಲ್ಲಿ ತುಂಬಾ ಮಕ್ಕಳಿಗೆ ಹೇಳ್ಕೊಡೋದು, ತುಂಬಾ ಎಲ್ಲ ತರದ ಆಕ್ಟಿವಿಟೀಸ್ ಇರುತ್ತೆ. ಅದರಲ್ಲಿ ಒಬ್ಳು ಹುಡುಗಿ ದಿವ್ಯ ಅಂತೇಳಿ, ಅವಳಿಗೊಂದು ಹಾಡನ್ನು ಹೇಳ್ಕೊಟ್ಟಿದ್ದೆ, ಪುರಂದರದಾಸರಿಗೆ.

0: ಈ ಹಾಡನ್ನ ಹೇಳ್ಕೊಟ್ಟಿದ್ದೆ. ಅವಳು ರಾಜ್ಯ ಮಟ್ಟಕ್ಕೆ ಹೋಗಿದ್ಲು. ಅವಳು ಪಾಪ ಸಂಗೀತ ಕಲ್ತಿರ್ಲಿಲ್ಲ, ಆದ್ರೂ ಈ ರೀತಿನಲ್ಲಿ ಅವಳು ಮನೆಯಲ್ಲಿ ಅಭ್ಯಾಸ ಮಾಡ್ತಾಳೆ. ಸ್ವಲ್ಪ ಅವಳಿಗೆ ಪುಷ್ ಮಾಡಿದ್ರೆ, ಪೋಷಣೆ ಮಾಡಿದ್ರೆ, ಏನಾದ್ರೂ ಒಂಚೂರು ಹೇಳ್ಕೊಟ್ರೆ ಅವಳು ಮುಂದೆ ಏನಕ್ಕಾದ್ರೂ ಹೋಗ್ತಾಳೆ ಅಂತೇಳಿ ಈ ಹಾಡನ್ನ ಹೇಳ್ಕೊಟ್ಟಿದ್ದೆ. ಅದು ನಾನು ಅನ್ಕೊಂಡಂಗೆ ಅವಳು ರಾಜ್ಯ ಮಟ್ಟದವರೆಗೂ ಹೋದ್ಲು. ಖುಷಿ,
1: ತುಂಬಾ ಸಂತೋಷ,
0: ತುಂಬಾ ಖುಷಿ ಆಯ್ತು.
1: ನಿಮ್ಮ ಸಾಧನೆಯನ್ನ ಅವಳಲ್ಲಿ ನೋಡ್ತಾ ಇದ್ರು.
0: ನಮ್ಗಂತೂ ಅದನ್ನ ಮಾಡಕ್ ಆಗ್ಲಿಲ್ಲ, ಅದನ್ನ ಮಕ್ಕಳಲ್ಲಿ ಕಾಣ್ಬೇಕು ಅನ್ನೋದು
1: ಅದು ಮುಖ್ಯ. ಒಬ್ಬ ಉಪಾಧ್ಯಾಯರಾದಾಗ ಉಪಾಧ್ಯಾಯರು ಮಕ್ಕಳ ಯಶಸ್ಸಿನಲ್ಲಿ ತಾವು ಸಂತೋಷವನ್ನ ಅನುಭವಿಸಿದಾಗ ಮಕ್ಕಳು ತಾನಾಗೆ ಯಶಸ್ವಿ ಆಗ್ತಾ ಹೋಗ್ತಾರಲ್ವಾ,
0: ಅದ್ರಲ್ಲಿ ಸಿಗುವಂತ ಸಂತೋಷ ಬೇರೆ ಯಾವ್ದ್ರಲ್ಲಿ ಸಿಗಲ್ಲ.
1: ನಿಜ. ಆಮೇಲೆ ರಂಗಭೂಮಿಗೆ ಹೇಗ್ ಬಂದ್ರಿ ಹಾಗಿದ್ರೆ ನೀವು?
0: ನಂದೇ ಆದಂತ ಸ್ವಲ್ಪ ಆರೋಗ್ಯದ ಸಮಸ್ಯೆ ಆಯ್ತು.
1: ಏನಾಗಿತ್ತು
0: ಅಂದ್ರೆ, ನನಗೆ ಸ್ವಲ್ಪ ಪ್ಲೇಟ್ಲೆಟ್ ಸಮಸ್ಯೆ ಇತ್ತು. ಆ ಪ್ಲೇಟ್ಲೆಟ್ ಈಗ ಒಬ್ಬ ಮನುಷ್ಯನ ಬಾಡಿನಲ್ಲಿ 1.5 ಲಕ್ಷದಿಂದ 5 ಲಕ್ಷ ಇರಬೇಕಿತ್ತು, ಆದ್ರೆ ನನ್ನ ಬಾಡಿನಲ್ಲಿ ಬರೀ 1,000 ಇತ್ತು. ಅವಾಗ ಟೆಸ್ಟ್ ಮಾಡಿಸಿದಾಗ ಡಾಕ್ಟರ್ ಎಲ್ಲ ಹೇಳಿದ್ರು, ನೀವು ಕೊನೆ ಘಟ್ಟಕ್ಕೆ ಬಂದಿದ್ದೀರಾ, ದೇವ್ರ ಮೇಲೆ ಭಾರ ಹಾಕಿ ಬೆಂಗಳೂರಿಗೆ ಹೋಗಿ ಟ್ರೀಟ್ಮೆಂಟ್ ಸಿಗುತ್ತೆ ಅಲ್ಲಿ ಅಂತ ಹೇಳಿದ್ರು. ಆಮೇಲೆ ಅಲ್ಲಿವರೆಗೂ ನಮ್ಗೆ ಪ್ಲೇಟ್ಲೆಟ್ ಅನ್ನೋ ಇದು ಗೊತ್ತಿಲ್ಲ, ಬ್ಲಡ್ ಅನ್ನೋದು ಅಷ್ಟೇ ಗೊತ್ತು. ಆದ್ರೆ ವೈಟ್ ಬ್ಲಡ್, ರೆಡ್ ಬ್ಲಡ್, ಪ್ಲೇಟ್ಲೆಟ್ ಇದೆಲ್ಲ ಸೇರಿ ಬ್ಲಡ್ ಇದು ಅಂತ ಆಮೇಲೆ ಗೊತ್ತಾಯ್ತು. ಕೊನೆಗೆ ಅದು ಅಲ್ಲಿಗೆ ಹೋದಾಗ ಅದು ಪ್ಲೇಟ್ಲೆಟ್ನೇ ಸಪರೇಟ್ ಇದ್ ಮಾಡಿ ಅದನ್ನ ಬಾಡಿಗೆ ಹಾಕ್ತಾರೆ ಅಂತ ಹೇಳಿ ಗೊತ್ತಾಯ್ತು. ಅದು ಆ ಪ್ಲೇಟ್ಲೆಟ್ ಅನ್ನೋದು ತುಂಬಾ ಬೆಲೆ ಬಹಳ
1: ದುಬಾರಿ.
0: ಅದು ಆ ಒಂದು ಇದನ್ನ 15 ದಿವಸ ಅಲ್ಲೇ ಅಡ್ಮಿಟ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಮಾಡಿದ್ರು, ಆದ್ರೂ ಅದೇನು ಇಂಪ್ರೂವ್ಮೆಂಟ್ ಕಾಣಲಿಲ್ಲ. ಕೊನೆಗೆ ನನ್ನ ಬಾಡಿನೇ ವಾಪಸ್ ತಗೊಂಡೋಗೋದು ಅನ್ನೋ ಮಟ್ಟಕ್ಕೆ.

0: ಆಗೋಗಿತ್ತು. ಮತ್ತೆ ಇನ್ನೊಂದ್ ದಿವಸ ನೋಡೋಣ ಟ್ರೈ ಮಾಡ್ತೀವಿ ಅಂತೇಳಿ ಡಾಕ್ಟರ್ ಪ್ರಯತ್ನ, ಅದೇ ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತಾರಲ್ಲ, ಅದ್ ನನ್ ಪಾಲಿಗೆ ಅದು ನಿಜ ಆಯ್ತು.
1: ಆಮೇಲೆ ಉಳ್ಕೊಂಡ್ರಿ ನೀವು, ಅದಕ್ಕಾಗಿ ಇವತ್ತು ಆಕಾಶವಾಣಿಯ ಸ್ಟುಡಿಯೋದಲ್ಲಿ ನಿಮ್ಮ ಕೂರಿಸಿ ನಿಮ್ಮ ಧ್ವನಿಯನ್ನ ಕೇಳೋದ್ರಲ್ಲಿ ಕೇಳಿಸೋ ಸೌಭಾಗ್ಯ ಕೂಡ ನಮ್ದಾಗಿದೆ.
0: ಅದು ಅದೆಲ್ಲ ಅದು ದೇವರು ಮತ್ತೆ ಡಾಕ್ಟರ್ ಗಳೊಂದು ಅವರ ಸತತ ಪ್ರಯತ್ನ ಅಂತ ಹೇಳ್ಬೋದು.
1: ಆಮೇಲೆ ನಿಮ್ಗೆ ಹೀಗೆ ಪ್ಲೇಟ್ ಕಡಿಮೆ ಆಗಿದೆ ಅಂತ ಗೊತ್ತಾಗಿದ್ದು ಹೇಗೆ ಅಂದ್ರೆ ಏನೇನು ಇದಿತ್ತು ನಿಮ್ಮಲ್ಲಿ?
0: ಏನೇನಂದ್ರೆ ತುಂಬಾ ಸುಸ್ತಾಗ್ತಾ ಇತ್ತು ಮೇಡಮ್, ಸುಸ್ತಾಗ್ತಾ ಇತ್ತು, ಜೊತೆಗೆ ಈ ಚರ್ಮದ ಮೇಲೆಲ್ಲ ಬ್ಲಡ್ ಹೊರಗಡೆ ಎಪ್ಪಕಟ್ತಾ ಇತ್ತು.
1: ಓಹೋ,
0: ಅದು ವೇನ್ ಒಳಗಡೆ ಹೋಗ್ತಾ ಇರ್ಲಿಲ್ಲ, ಹೊರಗಡೆ ಬಂದು ಎಪ್ಪಕಟ್ತಾ ಇತ್ತು. ಜೊತೆಗೆ ಆ ಟೈಮಲ್ಲಿ ತುಂಬಾ ಬ್ಲೀಡಿಂಗ್, ಅದು ಎಲ್ಲಿಂದ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಪ್ಲೇಟ್ಲೆಟ್ ಕಡಿಮೆ ಆದಾಗ ಹಲ್ಲು ಗಂಟಿತ್ತಿಂದ, ಜೊತೆಗೆ ಮೂಗು ಗಂಟ್ಲಿಂದ ಬರ್ತಾ ಇತ್ತು. ಜೊತೆಗೆ ಮಂತ್ಲಿ ಸಮಸ್ಯೆ ಆದಾಗ ಅವಾಗ ಒಂದೊಂದ್ಸರಿ ಕಣ್ಣಲ್ಲೂ ಶೇಪ್ ಕಟ್ತಾ ಇತ್ತು. ಅದೆಲ್ಲ ಸಮಸ್ಯೆ ಅಂತ ಹೇಳಿದಾಗ ಅವಾಗ ಅವರು ಡೈರೆಕ್ಟ್ ಪ್ಲೇಟ್ಲೆಟ್ ಟೆಸ್ಟ್ ಮಾಡಿ ಅಂತ ಹೇಳಿದ್ರು. ಅವಾಗ ಅದು ಪ್ಲೇಟ್ಲೆಟ್ ಅಂದ್ರೆ ಏನು ಇಷ್ಟೊಂದು ಇದಕ್ಕೆ ಇದೆಯಾ ಅಂತ ಹೇಳಿ ಟ್ರೀಟ್ಮೆಂಟ್ ಕೊಟ್ಟು, ಟ್ರೀಟ್ಮೆಂಟ್ ತಗೊಂಡು ಬಂದ್ಮೇಲೆ ಸ್ವಲ್ಪ ಮನಸ್ಸಿಗೆ
1: ಬೇಜಾರು,
0: ಈ ರೀತಿ ಆಯ್ತಲ್ಲ, ಇದೇನಿದು ಇದೇನಿದು ಅನ್ನೋ ತರದ್ರಲ್ಲಿ ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಕುತ್ಕೊಳ್ಳೋದು. ಬೆಳಗ್ಗೆಯಿಂದ ಸಂಜೆವರೆಗೂ ಸ್ಕೂಲಲ್ಲಿ ಮಕ್ಕಳೊಟ್ಟಿಗೆ ಟೈಮ್ ಪಾಸ್ ಆಗ್ತಿತ್ತು, ಅವ್ರ ಜೊತೆ ಮರ್ತೋಗ್ಬಿಡ್ತಾ ಇತ್ತು. ಇನ್ ಸಂಜೆ ಇನ್ ಮನೆಗೆ ಬಂದಾಗ ಅಡುಗೆ ಏನು ಆಯ್ತು ಎಲ್ಲ ಆಯ್ತು, ಮತ್ತೆ ಇದೇ ಕಡೆಗೆ ಗಮನ,
1: ಮತ್ತೆ
0: ಅನ್ನೋ ತರ, ಯಾಕಿಂಗಾಯ್ತು ಅನ್ನೋದು, ಅದು
1: ಅದು ಒಂದು ಭಯ, ಒಂದು ಹೆದರಿಕೆ, ತಿರ್ಗಾ ಮರುಕಳಿಸ್ಬಿಟ್ರೆ ಏನ್ ಮಾಡೋದು,
0: ಮರುಕಳಿಸೋದು, ಮತ್ತೆ ಬೆಂಗಳೂರಿಗೆ ಟ್ರೀಟ್ಮೆಂಟ್ ಹೋಗ್ಬೇಕು, ಅದು ಸ್ವಲ್ಪ ಮನಸ್ಸಿಗೆ ತುಂಬಾ ನೋವು ಕೊಡ್ತಾ ಇತ್ತು. ಈ ಕಡೆ ಸ್ಕೂಲ್ ಕಡೆ ಕೆಲಸ, ಮತ್ತೆ ಮನೆ ಕಡೆ, ಮತ್ತೆ ಬೆಂಗಳೂರು, ಇದೇ ಇದ್ರಲ್ಲಿ ನಮ್ದು
1: ತಿರ್ಗಾ ನೀವು ಟ್ರೀಟ್ಮೆಂಟ್ ಹೋಗ್ಬೇಕಾಗ್ತಾನೆ
0: ಇತ್ತು. ತಿಂಗಳಿಗೆ 3-4 ಸರಿ ಅಪಾಯಿಂಟ್ಮೆಂಟ್ ಕೊಡ್ತಿದ್ರು, ಕಾಲ್ ಮಾಡ್ತಿದ್ರು. ಅಂದ್ರೆ ಅವರು ನನ್ನ ಬಾಡಿನ ಮೇಲೆ ಎಲ್ಲ ಪ್ರಯೋಗ ಮಾಡ್ತಿದ್ರು, ಇದಾದ್ರೂ ಸಕ್ಸಸ್ ಆಗ್ಬೋದಾ, ಇದಾದ್ರೂ ಸಕ್ಸಸ್ ಆಗ್ಬೋದಾ ಅಂತ ಮಾಡ್ತಾ, ಈಗ ಒಂದ್ ವಾರಕ್ಕೆ ಅದು ಮತ್ತೆ ಡೌನ್ ಆಗ್ತಿತ್ತು, ಮತ್ತೆ ಮುಂದಿನ ವಾರ ಹೋದ್ರೆ ಮತ್ತೆ ಡೌನ್ ಆಗ್ತಿತ್ತು, ಮತ್ತೆ ಕಾಲ್ ಮಾಡ್ತಾ ಇದ್ರು. ಆ ಒಂದ್ ಇದ್ರಲ್ಲಿ ಹೋದಾಗ ಒಂಥರ ಡಿಪ್ರೆಷನ್ಗೆ ಹೋದಂಗಾಯ್ತು, ನಮ್ಗೇನಿದೆ ಈ ತರ, ಒಂದು ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ ಮನಸ್ಸಿಗೆ, ಈ ರೀತಿ ಆಯ್ತಲ್ಲ ಅಂತ ತುಂಬಾ
1: ಸಾವು ಬಾಗಿಲು ತಟ್ತಾ ಇದೆ ಅನ್ನೋ ಭಯ.
0: ಸಾವು ಬಾಗಿಲು ಅಂದ್ರೆ ಸಾವು ಬಾಗಿಲು ಹೋಗಿ ಬಂದಿದ್ದೆ ವಾಪಸ್ ಬಂದ್ರು, ಒಂದ್ಸರಿ ಅದು ಪ್ರಾಣ ಹೋದ್ರೆ ಚಿಂತೆ ಇಲ್ಲ, ಆದ್ರೆ ಈ ರೀತಿ ಪದೇ ಪದೇ
1: ಪದೇ
0: ಹಿಂಸೆ ಅನುಭವಿಸೋದಿದೆಯಲ್ಲ, ತುಂಬಾ ಹಿಂಸೆ ಕೊಡ್ತಾ ಇತ್ತು. ಈಗ ಮಕ್ಳು ಬೇರೆ ಚಿಕ್ಕವರು, ಅವ್ರಿಗೆ ಸ್ಕೂಲ್ಗೆ ಅವ್ರ ಕಡೆಗೂ ಗಮನ ಕೊಡ್ಬೇಕು, ಅವ್ರ ಕಡೆ ಗಮನ ಕೊಡಕ್ ಆಗ್ತಿರ್ಲಿಲ್ಲ. ನಮ್ದೇ ಇಲ್ಲಿ ಈ ಕಡೆ ಡಾಕ್ಟರ್ ಕಾಲ್ ಮಾಡೋರು, ನಾವ್ ಈ ಕಡೆ ಹೋಗ್ಲೇಬೇಕಿತ್ತು, ಇಲ್ಲಾಂದ್ರೆ ಸ್ವಲ್ಪ ಅವ್ರಿಗೂ
1: ಇದ್ರು ಹೊರಟೋಗ್ತಿದ್ರೆ ಗಂಡ
0: ಗಂಡ ಈಗ ಅವರೇ ನನಗೆ ಎಲ್ಲ ಕೇರ್ ಟೇಕರ್ ಎಲ್ಲ ಅವರೇ ನೋಡ್ಕೋಬೇಕಿತ್ತು. ಹಂಗಾಗಿ ಮಕ್ಕಳನ್ನ ಅಕ್ಕನಲ್ಲಿ ಬಿಡ್ತಾ ಇದ್ದು, ಅವರು ಸ್ಕೂಲಿಗೆ ಕಳಿಸೋರು, ನಾವು ಹಾಸ್ಪಿಟಲ್ ಹಾಸ್ಪಿಟಲ್ ಅನುಭವಿಸಿ
1: ಮಕ್ಕಳಿಗೂ ಬೇಜಾರು, ಅಮ್ಮ ಇಬ್ರು ಏನೋ ಓಡಾಡ್ತಿದಾರಲ್ಲ ಏನೋ ಇದ್ರಲ್ಲಿ.
0: ಅಮ್ಮನಿಗೆ ಏನಾಗಿದೆ, ನಂಗೆ ಚಿಕ್ಕ ಮಗ ಅಂತೂ ತುಂಬಾ ಸ್ಕೂಲಲ್ಲೆಲ್ಲ ಅಳೋದು
1: ಅಂದ್ರೆ ಆ ಮಕ್ಕಳಿಗೆ ಘಾಸಿ ತುಂಬಾ ಇರುತ್ತೆ, ಅದನ್ನ ನೋಡಿದಾಗ ನಿಂಗೆ ಇನ್ನಷ್ಟು ನೋವಾಗತ್ತೆ.
0: ಹೌದು ಮೇಡಮ್,
1: ಇನ್ನಷ್ಟು ದುಃಖ
0: ಅಂದ್ರೆ ತುಂಬಾನೇ ನೋವನ್ನ ಅನುಭವಿಸಿದ್ವು. ಆ ನೋವನ್ನ ಮರಿಬೇಕು ಅಂತಂದಾಗ ಏನಾದ್ರೂ ಒಂದು ಬೇರೆ ದಾರಿ ಬೇಕಿತ್ತು ಆ ನೋವನ್ನ ಮರೆಯೋದಕ್ಕೆ. ಇಲ್ಲಿ ಮಕ್ಕಳೊಟ್ಟಿಗಿದ್ದಾಗ ಆ ನೋವು ಕಾಣಿಸ್ತಾನೆ ಇರ್ಲಿಲ್ಲ, ಆದ್ರೆ ಅಲ್ಲಿಂದ ಬಂದ ಮೇಲೆ ಮತ್ತೆ ಇದೇ ನೋವು. ಅವಾಗ ಅದಕ್ಕೆ ಏನು ಅಂತೇಳಿ ಈಗ ಏನ್ ಮಾಡೋದು ಆ ನೋವನ್ನ ಮರೆಯೋದಕ್ಕೆ ಅಂದಾಗ, ಅದೇ ಇಲ್ಲಿ ನಾಟಕದ ಒಂದು ಪ್ರಾಕ್ಟೀಸ್ ಮಾಡ್ತಾ ಇದ್ರು.
1: ನಿಮ್ಮ ಮನೆಯವರು?
0: ನಮ್ಮನೆಯವರಲ್ಲ, ಬೇರೆಯವರೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ಇವರನ್ನ ನಮ್ಮ ಮನೆಯವರನ್ನ ಬೇರೆಯವರೆಲ್ಲ ಕರೆದಿದ್ದು, ಬನ್ನಿ ಈಗ ಇಬ್ರು ನೀವು ಹಾಸ್ಪಿಟ್ಲು ಹಾಸ್ಪಿಟ್ಲು ಅಂತ ತಿರ್ಗೋದು, ಆ ಒಂದು ಇದರಿಂದ ಬಿಟ್ಬಿಟ್ಟು ಹೊರಗೆ ಬನ್ನಿ, ಸ್ವಲ್ಪ ಅದರಿಂದ ಮೈಂಡ್ ನಿಮಗೆ ಫ್ರೆಶ್ ಆಗುತ್ತೆ, ಜೊತೆಗೆ ಒಂದ್ ಚೂರು ಒತ್ತಡ ಸ್ಟ್ರೆಸ್ ಕಡಿಮೆ ಆಗುತ್ತೆ ನಿಮಗೆ ಅಂತ ಹೇಳಿದಾಗ ಅವರು ನಾಟಕಕ್ಕೆ ಅವರು ಹೋಗಿದ್ರು, ಭಾಗವಹಿಸಿ ನನ್ಗೆ ಹೇಳಿದ್ರು ಹಿಂಗ್ ಕರಿತಾ ಇದಾರೆ ಹೋಗ್ಲಾ ಅಂತೇಳಿ, ಹ್ಮ್ ಹೋಗಿ ಅಂತ ಹೇಳಿದೆ. ಆಗ ಅವರು ಪಾತ್ರ ಮಾಡ್ತಾ ಮಾಡ್ತಾ ಬೇರೆಯವರೆಲ್ಲ ನಿಮ್ಮ ಮನೆಯವ್ರನ್ನ ಕರ್ಕೊಂಡ್ ಬನ್ನಿ, ಸುಮ್ನೆ ಅವರು ಮನೆಯಲ್ಲಿ ಜರಾಗಿರ್ತಾರೆ ಅಂತ ಹೇಳ್ತೀರಾ, ಅವ್ರಿಗೂ ಒಂಚೂರು ಇಲ್ಲಿ ಎಲ್ಲ ಈ ವಾತಾವರಣದಲ್ಲಿ ಅವ್ರು ಕೂತಾಗ ಅವರಿಗೆ
1: ಬದಲಾವಣೆ
0: ಆಗುತ್ತೆ. ಡಾಕ್ಟರ್ ಹೇಳಿದ್ದು ಅದೇ, ಖುಷಿಯಾಗಿರಿ ಸಂತೋಷವಾಗಿರಿ, ಆ ಇದರಿಂದ ನಮ್ಮ ಮನೆಯವರಿಗೆ ಆರೋಗ್ಯ ಸರಿ ಹೋಗ್ಬೋದೇನೋ ಅಂತೇಳಿ ಹೇಳಿದಾಗ ನಾನು ಅಲ್ಲಿಗೆ ಹೋಗಿದ್ದು. ಅಲ್ಲಿ ಹೋದಾಗ ಅವರೆಲ್ಲ ನಾಟಕದ ಪಾತ್ರಧಾರಿಗಳು ಮಾಡ್ತಾ ಇದ್ದಾಗ ಖುಷಿ ಆಗೋದು, ಅವರೆಲ್ಲ ಮಾಡೋದು, ಡೈರೆಕ್ಟರ್ ಅವ್ರಿಗೆ ಹೇಳ್ಕೊಡೋದು, ಅವ್ರು ಬೇರೆ ರೀತಿನಲ್ಲಿ ಮಾಡೋದು, ಅವೆಲ್ಲ ಮಾಡ್ತಾ ಇದ್ದಾಗ ತುಂಬಾ ನಗು ಬರ್ತಿತ್ತು. ನನಗೆ ಬೇಕಾಗಿದ್ದೇ ಅದು, ನಗು ಬೇಕಿತ್ತು, ಸಂತೋಷ ಬೇಕಿತ್ತು, ಅದು ಅಲ್ಲಿ ಇರ್ತಾ ಇತ್ತು. ಅಷ್ಟು ಟೈಮು ಅಲ್ಲಿ ಎಲ್ಲ ನೋವನ್ನು ಮರ್ತು ಬಂದಾಗ ಮನೆಯಲ್ಲಿ ಆ

0: ಇರ್ತಿರ್ಲಿಲ್ಲ ಚಿಂತೆ.
1: ಮತ್ತೆ ಮನೆಗೆ ಬರೋ ಹೊತ್ತಿಗೆ ಮಾರನೇ ದಿವಸದ
0: ತಯಾರಿ ಆ ಕಡೆಗೆ ಆಗ್ತಿತ್ತು. ಅಂದ್ರೆ ನನಗೆ ಮೈಂಡ್ ಫ್ರೀ ಆಗಿರೋದಕ್ಕೆ ಬೇಕಿರ್ಲಿಲ್ಲ,
1: ಅದೇ
0: ಏನಾದ್ರೂ ಒಂದು ಕೆಲಸದಲ್ಲಿ ತೊಡಗೊಳ್ಳೇಬೇಕಿತ್ತು.
1: ಸುಮ್ಮನೆ
0: ಮೈಂಡ್ ಫ್ರೀ ಆಯ್ತು ಅಂದ್ರೆ ನನಗೆ ಬರೀ ಚಿಂತೆನೆ. ಅದಕ್ಕೋಸ್ಕರ ಏನ್ ಮಾಡೋದು, ಈ ರೀತಿ ಇಲ್ಲ ಕತೆ ಬರೆಯೋದು, ಕವನ ಬರೆಯೋದು, ಈ ರೀತಿ ನಾಟಕಗಳು ಭಾಗವಹಿಸೋದು, ಯಾರಾದ್ರೂ ಈಗ ಒಂದು ಹಾಡು ಆಡಿ ಇದ್ರಲ್ಲಿ ದೇವಸ್ಥಾನಗಳಲ್ಲಿ ಹಾಡಾಡಿ ಅಂತಂದ್ರೆ ಅಲ್ಲಿ ಹೋಗ್ಬಿಟ್ಟು ಅವ್ರ ಜೊತೆ ಹಾಡು ಬರೋದು, ಆ ರೀತಿ ಆದಾಗ ನನಗೆ ತುಂಬಾ ಮನಸ್ಸಿಗೆ ನೆಮ್ಮದಿ ಸಿಗ್ತಾ ಇತ್ತು.
1: ಅಲ್ಲಿ ಹೋಗಿ ನಾಟಕ ನೋಡ್ತಾ ಇರ್ತಾ ಇದ್ರಿ?
0: ನಾಟಕ ನೋಡ್ತಾ ಇಟ್ಟಿಸ್ ಅಷ್ಟೇ ಹೋಗ್ತಾ ಇದ್ದಿದ್ದು. ಆಮೇಲೆ ಅವರು ನಾಟಕ ಮಾಸ್ಟರು ಎ ಸಿ ರಾಜು ಅಂತೇಳಿ, ಅವರು ನಿಮ್ಮ ಮನೆಯವ್ರನ್ನ ಒಂದ್ಸರಿ ಕರ್ಕೊಂಡ್ ಬನ್ನಿ, ಒಂದ್ಸರಿ ಹಾಡ್ಲಿ ನೋಡೋಣ ಅಂತೇಳಿ ಹೇಳಿ ಅಂತೇಳಿ. ಆಗ ಅವ್ರ ಹಾರ್ಮೋನಿಯಂ ಅಲ್ಲಿ ನಾಟಕದ ಹಾಡುಗಳೇ ಬೇರೆ ಇತ್ತು. ಈಗ ಭಾವಗೀತೆ, ಭಕ್ತಿಗೀತೆ, ಚಿತ್ರಗೀತೆಗೂ ಈ ರಂಗಗೀತೆಗೂ ನಾವು ಹೋಲಿಕೆ ಮಾಡೋಕೆ ಆಗೋದಿಲ್ಲ. ಅಲ್ಲಿಗೆ ಹೋದ್ಮೇಲೆ ನನಗೆ ಗೊತ್ತಾಯ್ತು, ಯಾಕಂದ್ರೆ ಅಲ್ಲಿ ನೋಟ್ಸ್ ಅಂತ ಇರುತ್ತೆ, ಹೈ ಪಿಚ್ವರೆಗೂ ಹಾಡಬೇಕಾಗತ್ತೆ. ಆ ಹೈ ಪಿಚ್ ದಾಟಿದ್ರೇನೆ ಎಲ್ಲರಿಗೂ ಶಿಳ್ಳೆ ಚಪ್ಪಾಳೆ ಎಲ್ಲ ಹೊಡೆಯೋದು, ಅವರು ನಿಜವಾದ ಒಂದು ಕಲಾವಿದರು ಅಂತೇಳಿ ಗುರುತಿಸ್ತಾರೆ. ಅದು ನನಗೆ ಈ ಹಾಡುಗಳೇ ಬೇರೆ, ಈ ಹಾಡುಗಳೇ ಬೇರೆ ಅಲ್ಲ, ಹೆಂಗೆ ಹಾಡೋದು, ಹೆದರ್ಕೊಂಡು ಹಾಡ್ದೆ. ಹೇಳ್ಕೊಟ್ರು ಒಂದು ಹಾಡು, ಹೇಳ್ಕೊಟ್ರು
1: ಯಾವ ಹಾಡು,
0: ಕುಂತಿ ಕರ್ಣನ ಒಂದು ಸಂಭಾಷಣೆ ನಡುವೆ ಗಂಗಾ ತೀರ ಅಂತ ಒಂದು ಸನ್ನಿವೇಶ ಬರುತ್ತೆ, ಅದರಲ್ಲಿ ಕರ್ಣ ಮತ್ತೆ ಕುಂತಿ ಅದರಲ್ಲಿ ಒಂದು ಹಾಡು, ನನ್ನ ಮಗ ಅಂತೇಳಿ ಕುಂತಿ ಗೊತ್ತಾಗುತ್ತೆ. ಆವಾಗ ಅಲ್ಲಿಗೆ ಬರೋದಕ್ಕೆ ಹೇಳ್ತಾಳೆ, ಗಂಗಾ ತೀರಕ್ಕೆ ಕರ್ಣನ್ ಬರೋದಕ್ಕೆ ಹೇಳ್ತಾಳೆ. ಅಲ್ಲಿ ಗೊತ್ತಾದಾಗ ಕರ್ಣನೇನು ಗೊತ್ತಿರೋದಿಲ್ಲ, ನನ್ನ ತಾಯಿ ಅಂತೇಳಿ ಗೊತ್ತಿರೋದಿಲ್ಲ, ಇವಳಿಗೆ ಗೊತ್ತಿರುತ್ತೆ ಕುಂತಿಗೆ. ಆವಾಗ ತನ್ನೊಂದು ಹಾಡನ್ನ ಹಾಡ್ತಾಳೆ, ಅದನ್ನ ನನ್ನ ಹತ್ರ ಅವರು ಹಾಡಿಸಿದ್ರು.

0: ಈ ಹಾಡು ಅವ್ರು ಹೇಳ್ಕೊಟ್ರು ನಿಮ್ಗೆ ಅಲ್ಲಿ?
1: ಹೌದು ಮೇಡಮ್.
0: ಇದನ್ನ ಹಾಡಿದಾಗ ಅವ್ರು ಏನಂದ್ರು?
1: ಅವರು ಇದನ್ನು ಈಗ ಬೇರೆ ಎಲ್ಲ ಹಾಡುಗಳನ್ನು ಆಡ್ತೀರಿ, ಇದನ್ನು ತುಂಬಾ ಚೆನ್ನಾಗಿ ಆಡ್ತಿದ್ದೀರಲ್ಲ, ಇದ್ರ ಜೊತೆ ಸ್ವಲ್ಪ ಒಂಚೂರು ಅಭಿನಯ ಡೈಲಾಗ್ ಗಳು ಕಲ್ತ್ಕೊಂಡ್ರೆ ನೀವೇ ಯಾಕೆ ನಿಮ್ ಯಜಮಾನ್ರ ಜೊತೆ ಆ ಪಾತ್ರ ಮಾಡಬಾರ್ದು? ಕುಂತಿ ಪಾತ್ರ ಅವ್ರಿಗೆ ಕರ್ಣನ್ ಪಾತ್ರ ಕೊಟ್ಟಿದ್ರು, ಕುಂತಿ ಪಾತ್ರ ನೀವೇ ಮಾಡಿ ಅಂತ ಹೇಳಿ ಹೇಳಿದ್ರು. ನನ್ನ ಕೈಲಾಗಲ್ಲ ಸರ್, ನಾನು ಬರೀ ಇಂತ ಹಾಡುಗಳು ಆಡ್ಕೊಂಡಿದ್ದು ಭಾವಗೀತೆ ಭಕ್ತಿಗೀತೆ ಅಂತ. ಈ ಕಡೆ ಡೈಲಾಗು ಮಾಡ್ಬೇಕು, ಜೊತೆಗೆ ಅಭಿನಯನೂ ಮಾಡ್ಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಅಭಿನಯ ಡೈಲಾಗು ಎರಡನ್ನೂ ಮಾಡ್ತಾದ್ರು ಮರ್ತೋಗ್ಬಿಡುತ್ತೆ ಅಂತ ಹೇಳಿದಾಗ, ಇಲ್ಲ ಪ್ರಯತ್ನ ಪಡಿ ನೀವು ಮಾಡ್ಬೋದು ಅಂತೇಳಿ ಅವ್ರು ಎಂಕರೇಜ್ ಮಾಡಿದ್ರು. ಅವಾಗ ಸರ್ ಮನೆಯಲ್ಲಿ ಹೋಗಿ ಒಂದ್ಸರಿ ನೋಡ್ತೀನಿ, ಆದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ

0: ಇಲ್ಲ ಅಂತ, ಇಲ್ಲ ಇಲ್ಲ ಆಗುತ್ತೆ ಮಾಡಿ ಮಾಡಿ ಅಂತ ತುಂಬಾ ಎಂಕರೇಜ್ ಮಾಡಿದ್ರು. ಅಲ್ಲಿದ್ದವರೆಲ್ಲ ಪಾತ್ರಧಾರಿಗಳೆಲ್ಲ, ಇಲ್ಲ ನಮ್ಮನವ್ರು ನೀವು ಮಾಡ್ತೀರಾ ಮಾಡಿ, ಏನ್ ನಿಮ್ಗೇನ್ ಕಷ್ಟ ಆಗಲ್ಲ, ನಿಮ್ ಯಜಮಾನ್ರೇ ಆಗಿರೋದ್ರಿಂದ ಮಾಡಬಹುದು ಅಂದ್ರು. ಅದ್ರಲ್ಲಿ ಸಮಸ್ಯೆ ಆಗಿದ್ದೆ ಅಲ್ಲಿ ಯಜಮಾನ್ರಾಗಿದ್ದೆ,
1: ಯಾಕಂದ್ರೆ
0: ಅವ್ರ ಮಗ ತೇಳಂದಾಗ ಅದನ್ನ ನಾವು ತಂದ್ಕೊಳಕ್ಕೆ ಭಾವನೆ ತರ್ಬೇಕಾಗತ್ತೆ. ಅಲ್ಲಿ ಫೀಲಿಂಗ್ ಇಂಪಾರ್ಟೆಂಟ್, ತಾಯಿ ಮಗ ಅಂತ ಅಂದಾಗ ಫೀಲಿಂಗ್ ಅಂದಾಗ ಅದ್ ನನಗೆ ಕೊಡಕತ್ತಾ ಇಲ್ವಾ ಅಂತೇಳಿ ಇದ್ ಮಾಡಿದಾಗ, ಏನಿಲ್ಲ ನೀವು ಸ್ವಲ್ಪ ನಿಮ್ಮನಿಗೆ ಆರೋಗ್ಯ ಸರಿ ಇಲ್ಲ ಸರಿ ಇಲ್ಲ ಅನ್ನೋದ್ರ ಕಡೆಯಿಂದ ಬಿಟ್ಟು ಬನ್ನಿ, ಆವಾಗ ನೀವು ಈ ಕಡೆ ತೊಡಗಿಸ್ಕೊಂಡಾಗ ನೀವು ಬಂದೇ ಬರುತ್ತೆ ಅಂತ ಹೇಳಂದ್ರು. ಸರ್ ನಿರ್ದೇಶಕರು ಇದ್ರಲ್ಲಿ ಎಸಿರಾಜ ಸರ್, ಅವರು ಡೈಲಿ ಪ್ರಾಕ್ಟೀಸ್ ಕೊಡ್ತಾ ಇದ್ರು ಅಭಿನಯ. ಸರ್ ಅಭಿನಯ ಮಾಡೋದು ನನಗೆ ಆಗ್ತಾ ಇಲ್ಲ. ಇಲ್ಲ ಮೇಡಮ್, ನಾವು ಒಂದು ನಾಟಕ ನೋಡಿ, ಅಲ್ಲಿ ವೃತ್ತಿ ಕಲಾವಿದ್ರನ್ನ ಕರೆಸಿರ್ತಾರೆ, ಅವರಿಗೆಲ್ಲ ದುಡ್ಡು ಕೊಟ್ಟು ಅವರಿಗೆ ವೃತ್ತಿ ಕಲಾವಿದ್ರು ಕರೆಸ್ತಾರೆ, ಹಂಗಾಗಿ ಅವ್ರನ್ನ ಅವ್ರು ಹೇಗ್ರಿ ಯಾವ ರೀತಿ ಮಾಡ್ತಾರೆ ಆ ರೀತಿ ನೀವು ಸ್ವಲ್ಪ ಮಾಡಕ್ ಪ್ರಯತ್ನ ಪಡಿ. ಆಗ ಆ ಉದ್ದೇಶಕ್ಕೋಸ್ಕರ ಒಂದು ನಾಟಕ ನೋಡೋದಕ್ಕೆ, ಅಲ್ಲಿವರೆಗೂ ನಾನು ನಾಟಕ ಇಲ್ಲ, ಚಿಕ್ಕ ಮಕ್ಕಳಲ್ಲಿ ನೋಡ್ತಾ ಇದ್ದಿದ್ದಷ್ಟೇ, ದೊಡ್ಡವರಾದ್ಮೇಲೆ ನಾಟಕದ ಕಡೆಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ಕೊನೆಗೆ ಕಲಾಭವನದಲ್ಲಿ ಆ ನಾಟಕ ನೋಡ್ತಾ ನೋಡ್ತಾ ಅವರುಗಳು ತಾಯಿ ಮಗನ ಇದು ಯಾವ ರೀತಿ ಫೀಲಿಂಗ್ ಇರುತ್ತೆ, ಆಮೇಲೆ ಕಣ್ಣೀರ್ ಹಾಕ್ಬೇಕು, ಅಲ್ಲಿ ಮೇನ್ ಕಣ್ಣೀರೇ ಇರೋದು, ನನ್ನ ಜೀವನನು ಕಣ್ಣೀರೇ, ಜೊತೆಗೆ ಅಲ್ಲೂ ನಾನು ಕಣ್ಣೀರೇ ಹಾಕ್ಬೇಕು ಅಂತಂದಾಗ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಅದನ್ನ ನೆನ್ಸ್ಕೊಳ್ಳಿ ಸಾಕು, ನಿಮಗೆ ಅಲ್ಲಿ ನೈಜವಾಗಿ ನೀವು ಕಣ್ಣೀರ್ ಹಾಕ್ಬೋದಲ್ವಾ ಅಂತೇಳಿ ಹೇಳಿದ್ರು. ಆಗೊಂದು ಇಲ್ಲ ಸರ್ ಮಾಡ್ತೀನಿ ಅಂತೇಳಿ ಆ ಪಾತ್ರನ ಮಾಡಕ್ ಒಪ್ಕೊಂಡೆ. ಮೊದಲನೇ ಸರಿ ಪಾತ್ರ ಮಾಡುವಾಗ ಅದು ಏನ್ ಮಾಡಿದ್ರು ಕಣ್ಣೀರ್ ಬರ್ಲೇ ಇಲ್ಲ, ಅದು ಡೈಲಾಗ್ ಕಡೆಗೆ ಗಮನ ಹೋಗ್ತಿತ್ತು, ಅಭಿ ಕಡೆ ಗಮನ ಹೋಗ್ತಿತ್ತು ಏನು ಅಂತೇಳಿ. ಆ ಕಡೆ ಆದಾಗ ಜನಗಳಿಗೆ ಏನ್ ಅನ್ಸುತ್ತೆ, ಇವ್ರು ಯಾರು ಈ ತರ ಮಾಡ್ತಾ ಇದಾರಲ್ಲ ಅಂತ ನಂಗೆ ಅನ್ಸುತ್ತೆ, ವೃತ್ತಿ ಕಲಾವಿದ್ರು ಕರ್ಸಿ ಚೆನ್ನಾಡೋರು ಅನ್ಸುತ್ತೆ. ಹಂಗಾಗಿ ಆ ಕಡೆ ಗಮನ ಹೋದಾಗ ಕಣ್ಣೀರಿಂದ ಕಡೆಗೆ ಅವಕಾಶ ಆಗ್ಲಿಲ್ಲ. ಕೊನೆಗೆ ಗ್ಲಿಜರಿನ್ ತಗೊಂಬನ್ನಿ, ಆಗ ಗ್ಲಿಜರಿನ್ ಹಾಕೊಂಡ್ಮೇಲೆ ಸ್ವಲ್ಪ ಒಂದು ಎರಡನೇ ಬಂತು ಅಷ್ಟೇ. ಇನ್ನು ಎರಡನೇ ಸರಿ ಒಂದು ಕಲಾಭವನದಲ್ಲಿ ನಾವು ಇದೆ ಕುರುಕ್ಷೇತ್ರ ನಾಟಕ ಇದು ಮಾಡಿದಾಗ ಅಲ್ಲಿ ಇವ್ರ ವೃತ್ತಿ ಕಲಾವಿದ್ರು ಬಂದಿದ್ದಾಗ ಹೇಳ್ಕೊಂಡೆ, ಬೇರೆ ಟೈಮಲ್ಲಿ ಕಣ್ಣೀರ್ ಬರುತ್ತೆ, ಆ ಟೈಮಲ್ಲಿ ಕಣ್ಣೀರ ಬರಲ್ವಲ್ಲ, ನೀವ್ ಹೆಂಗ್ ಮಾಡ್ತೀರಾ ಅಂತೇಳಿ. ಆಗ ಅವ್ರು ಹೇಳಿದ್ರು, ಏನಿಲ್ಲ ಮೇಡಮ್ ನರೇ, ನಿಮ್ ಮನೆಯಲ್ಲಿ ಯಾವ್ದಾದ್ರು ಒಂದು ಘಟನೆ ನಡೆದಿರುತ್ತಲ್ವಾ, ಆ ದುಃಖದ ಘಟನೆ ಅದನ್ನ ನೆನ್ಸ್ಕೊಳ್ಳಿ ಸಾಕು, ತಾನಾಗೆ ಕಣ್ಣೀರ್ ಬರುತ್ತೆ, ನೈಜವಾಗಿ ಅವಾಗ ಅಭಿನಯ ಕೊಡ್ಬೋದು. ಆಗ ನಮ್ ತಾಯಿ ತೀರೋಗಿದ್ರು, ನಮ್ ತಾಯಿ ತೀರೋಗಿದ್ದಿನ ಅದನ್ನ ಮರೆಯಕ್ಕಾಗಲ್ವಲ್ಲ, ಅದು ಯಾವಾಗಿದ್ರು ಕಣ್ಣೀರ್ ಬರ್ತಾನೆ ಇರುತ್ತೆ. ಆ ಟೈಮಲ್ಲಿ ನಮ್ ತಾಯಿ ನೆನ್ಸ್ಕೊಂಡಾಗ ಅದು ನಿಜವಾಗ ಅದು ಕಣ್ಣೀರೇ, ಅಲ್ಲಿ ಡೈಲಾಗು ಅವಕಾಶ ಆಗ್ತಿಲ್ಲ, ಹೇಳೋದಕ್ಕೆ ಅಭಿನಯ ಮಾಡೋದಕ್ಕೂ ಆಗ್ತಿಲ್ಲ. ಬೇರೆಯವ್ರಿಗೆ ಏನ್ ಅನಿಸ್ತಾ ಇದೆ ಅಂದ್ರೆ, ಓ ಇವರು ಗ್ಲಿಜರಿನ್ ಹಾಕೊಂಡಿದಾರೇನೋ, ತುಂಬಾ ಚೆನ್ನಾಗಿ ಇದು ಮಾಡ್ತಾ ಇದಾರೆ ಅಂತ ಎಲ್ಲರೂ ಒನ್ಸ್ ಮೋರ್ ಅಂತ ಹೇಳ್ತಾ ಇದಾರೆ. ಆದ್ರೆ ಇಲ್ಲಿ ಒನ್ಸ್ ಮೋರ್ ಇದ್ ಮಾಡಕ್ಕೆ ನನಗೆ ದುಃಖ ಆಗ್ತಾ ಇಲ್ಲ, ತಿಳ್ಕೊಂಡು ಬರ್ತಾ ಇತ್ತು.
1: ನಿಮ್ಮಅಮ್ಮ ಮಗುಗೆ ಹೇಗೆ ಹೇಳ್ಬೋದು ಅನ್ನೋ ತರ
0: ಅಮ್ಮನ್ನ ನೆನಪಾದಾಗ ಅದು ಒಂದು ಮರೆಯಲ್ಲ ಒಂದು ಕ್ಷಣ. ಎಲ್ರು ತುಂಬಾ ಚೆನ್ನಾಗಿ ಮಾಡಿದ್ರೆ ಮೇಡಮ್ ನರೇಂದ್ರು, ಸರ್ ಇಲ್ಲ ನಾನು ನಿಜವಾಗ್ಲೂ ಹತ್ತಿದ್ದು ಸರ್ ಅಲ್ಲಿ ಗ್ಲಿಜರಿನ್ ಹಾಕಿರ್ಲಿಲ್ಲ ಅಂತೇಳಿ. ಆವಾಗ ಅಲ್ಲಿ ಖುಷಿ ಆಗ್ತಿತ್ತು ಅವರೆಲ್ಲರೂ. ಇವಾಗ
1: ಕುಂತಿ ಪಾತ್ರದಿಂದ ಆಮೇಲೆ ಮತ್ತೆ ಇನ್ಯಾವ ಪಾತ್ರ ಮಾಡಿದ್ರಿ?
0: ದೇವಿ ಮಹಾತ್ಮೆ ಅಂತೇಳಿ, ಇದು ಚಾಮುಂಡೇಶ್ವರಿ ಹುಟ್ಟಿದ ದಿನ ಅಂತೇಳಿ ಮಾಸ್ಟರ್ ಅವರು ಪ್ರತಿವರ್ಷ ದೇವಿ ಮಹಾತ್ಮೆ ಮಾಡಿಸ್ತಾ ಇದ್ರು. ಇದಾದ್ಮೇಲೆ ಅವರಿಗೆ ನೀವು ಮಾಡ್ತೀರಾ ಪಾತ್ರಗಳನ್ನ ಅಂತೇಳಿ ಅವ್ರಿಗೆ ಅನ್ನಿಸ್ತು. ನಾನ್ ಸದ್ಯ ಮುಗ್ದೋದ ಸಾಕು, ಇದು ಇನ್ನಿನ್ ಏನ್ ಕರೆಯಲ್ವಲ್ಲ ಅಂತ ಅನ್ಕೊಂಡಿದ್ದೆ. ನೆಕ್ಸ್ಟ್ ಇದೆ ಕರ್ನಾಟಕ ದೇವಿ ಮಹಾತ್ಮೆ ಮಾಡ್ತಾ ಇದೀವಿ, ನೀವು ಮಾಡಿ ಮೇಡಮ್ ನವ್ರಿ ಅಂದ್ರೆ ಅಷ್ಟೇ ಅವರು. ಅಂದ್ರೆ ಅದು ದೊಡ್ಡ ಪಾತ್ರ ಅಂತ ನನಗೆ ಗೊತ್ತಿಲ್ಲ, ಸರ್ ಒಂದ್ ಸಣ್ಣ ಪಾತ್ರ ಕೊಡಿ ಸರ್ ಅಂದ್ರೆ. ಕುಂತಿತ್ರದ್ದು ತುಂಬಾ ಇತ್ತು ಅದು ಸನ್ನಿವೇಶ, ಒಂದೂವರೆ ಗಂಟೆ ಟೈಮ್ ಬರುತ್ತೆ ಅದು ಗಂಗಾ ತೀರ ಸನ್ನಿವೇಶ. ಆ ದೊಡ್ಡ ಪಾತ್ರ ಬೇಡ ಸರ್, ಚಿಕ್ಕ ಪಾತ್ರ ಯಾವ್ದಾದ್ರು ಕೊಡಿ, ಇಲ್ಲ ಚಿಕ್ಕ ಪಾತ್ರನೇ ಕೊಡ್ತೀನಿ ಬನ್ನಿ ಅಂದ್ರು. ಅದ್ ನೋಡಿದ್ರೆ ಅದು ಇನ್ನಕ್ಕಿಂತ ದೊಡ್ಡ ಪಾತ್ರ ಅದು ದೇವಿ ಪಾತ್ರದ. ಆಮೇಲೆ
1: ಅವರಲ್ಲಿ ಯಾವ್ದಾದ್ರು ಸಂಭಾಷಣೆ ನಿಮಗ್ ಜ್ಞಾಪಕ ಇದೆಯಾ, ಡೈಲಾಗ್
0: ಯಾವ್ದು ದೇವಿ ಪಾತ್ರದ?
2: ಅಯ್ಯೋ ನಾನೆಂತಹ ನಿರ್ಭಾಗ್ಯಳು, ದುಡುಕಿನ ಭರದಲ್ಲಿ ಪ್ರಪಂಚೋದ್ಧಾರಕರಾದ ಇವರನ್ನು ನನ್ನ ಉರಿಗಣ್ಣಿನಿಂದ ಸುಟ್ಟು ಭಸ್ಮ ಮಾಡಿದೆನಲ್ಲ, ಈಗ ಏನು ಮಾಡುವುದು? ಇನ್ನು ನನಗೆ ಜನ್ಮ ಕೊಟ್ಟ ದಯಾಮಯನಾದ ಅನಂತ ಸ್ವರೂಪನ ಆಜ್ಞೆಯಂತೆ ಈ ಜಗತ್ತನ್ನು ಯಾವ ರೀತಿ ಉದ್ಧರಿಸಲಿ? ಆಹಾ, ಆದುದಕ್ಕೆ ಚಿಂತಿಸಿ ಫಲವಿಲ್ಲ, ಈ ಮಕ್ಕಳನ್ನು ನ ಪ್ರಭಾವ ಶಕ್ತಿಯಿಂದ ಪುನಃ ಸೃಷ್ಟಿಸುವೆನು. ಓ

0: ಇದು ದೇವಿ ಮಹಾತ್ಮೆಯ ಒಂದು ಸಂಭಾಷಣೆ. ಆ ದೇವಿ ಪಾತ್ರ ಮಾಡಿದಾಗ ನಿಮ್ಗೆ ಒಳ್ಳೆ ಸಂತೋಷ ಸಿಕ್ತು?
1: ಸಂತೋಷ ತುಂಬಾ ಸಂತೋಷ ಸಿಕ್ತು ಮೇಡಮ್. ಅಂದ್ರೆ ಈ ಕುಂತಿ ಪಾತ್ರ ಮಾಡಿದಕ್ಕೆ

0: ಈ 2016 ಹೊಸ ವರ್ಷದಲ್ಲಿ ನಿಮ್ಮ ಜೀವನ, ನಿಮ್ಮ ದೈಹಿಕ ಆರೋಗ್ಯ ಚೆನ್ನಾಗಿ ಸುಧಾರಿಸ್ತೀವಿ, ಯಾಕಂದ್ರೆ ಮಾನಸಿಕವಾಗಿ ನೀವು ತುಂಬಾ ಗಟ್ಟಿಮುಟ್ಟಾಗಿದ್ದೀರಾ, ಆದ್ರೆ ದೈಹಿಕ ಆರೋಗ್ಯ ಸುಧಾರಿಸಬೇಕು ಅನ್ನೋದಷ್ಟೇ ನಿಮ್ಮ ಆಶಯ. ನಿಮ್ಮ ಜೊತೆಗೆ ನಮ್ಮ ಎಲ್ಲ ಕೇಳುಗರು ಸಹ ಇದ್ದಾರೆ, ಎಲ್ಲರ ಬೆಸ್ಟ್ ವಿಶಸ್ಸು ಸದಾಶಯಗಳು ಕೂಡ ನಿಮ್ಮ ಜೊತೆಗಿರುತ್ತೆ. ಹಾಗಾಗಿ ನೀವು ರಂಗಭೂಮಿಯಲ್ಲಿ ಮತ್ತಷ್ಟು ಹೆಸರು ಪಡೀರಿ ಅನ್ನೋದು ನಮ್ಮ ಆಶಯ ಕೂಡ. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ. ನಮಸ್ಕಾರ.
1: ನಮಸ್ತೆ ಮೇಡಮ್, ನನ್ನನ್ನು ಇಲ್ಲಿಗೆ ಕರೆದು ನನ್ನ ಭಾವನೆಗಳನ್ನು ಹಂಚಿಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ಮತ್ತೆ ಆಕಾಶವಾಣಿಯವರು ಎಲ್ಲರಿಗೂ ಸಹ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಸುಮಧ ಗೀತ ವೈವಿಧ್ಯದ ಕಾರ್ಯಕ್ರಮ ಆರಂಭದಲ್ಲಿ ಒಂದು ಭಕ್ತಿಗೀತೆ ಬಿ.ಕೆ. ಸುಮಿತ್ರಾ ಅವರ ಸ್ವರದಲ್ಲಿ.

ಇದುವರೆಗೂ ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮಗಳು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ವಜ್ರವಾಣಿ. ಪಿತಾವಾಣಿ ಮಹಿಳೆಯರಿಗಾಗಿ ಕಾರ್ಯಕ್ರಮ. ನಮಸ್ಕಾರ ಗೆಳತಿಯರೇ, ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ.

0: ಇಂದಿನ ಕಾರ್ಯಕ್ರಮದಲ್ಲಿ ಪ್ರವಾದಿ ಮಹಮ್ಮದ್ ಅವರ ಸ್ತ್ರೀಪರ ಚಿಂತನೆ, ಈ ಕುರಿತು ಸಫಿಯಾ ಬೇಗಂ ಅವರಿಂದ ಭಾಷಣ, ಸುಧಾಶ್ರೀ ಅವರಿಂದ ಆಹಾರ ಮತ್ತು ಆರೋಗ್ಯ ಕುರಿತು ಮಾಹಿತಿ, ಹಾಗೂ ಸವಿತಾ ನಾಗಭೂಷಣ ಅವರ ಕಾದಂಬರಿ ಸ್ತ್ರೀಲೋಕದ ನಿರೂಪಣೆ ಹಾಗೂ ನಳಪಾಕ ಪ್ರಸಾರವಾಗಲಿದೆ. ಈಗ ಕೇಳಿ ಪ್ರವಾದಿ ಮೊಹಮ್ಮದ್ ಅವರ ಸ್ತ್ರೀಪರ ಚಿಂತನೆ, ಈ ಕುರಿತು ಸಫಿಯಾ ಬೇಗಂ ಅವರಿಂದ ಭಾಷಣ.
1: ಸ್ತ್ರೀ ವಿಮೋಚಕ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಲೋಕದಲ್ಲಿ ಈವರೆಗೆ ಕಾಲಕಾಲಕ್ಕೆ ಒಳಿತಿನ ದಾರಿ ತೋರಿಸಲು ಮಹಾನ್ ವ್ಯಕ್ತಿಗಳು ಅಂದರೆ ಪ್ರವಾದಿಗಳು ಹುಟ್ಟಿ ಬಂದಿರುತ್ತಾರೆ. ಈವರೆಗೆ

124,000 ಪ್ರವಾದಿ ವರ್ಯರು ಈ ಭೂಮಿಯಲ್ಲಿ ಬಾಳಿ ಮರೆಯಾಗಿದ್ದಾರೆ. ಅವರಲ್ಲಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ಕೊನೆಯ ವ್ಯಕ್ತಿಯಾಗಿರುತ್ತಾರೆ. ಅವರು ಕೇವಲ ಒಂದು ಧರ್ಮಕ್ಕೆ ಸೀಮಿತವಾಗಿ ನಿಯೋಗಿಸಲ್ಪಟ್ಟವರಲ್ಲ. ಸಕಲ ಮಾನವ ಕುಲದ ಒಳಿತಿಗಾಗಿ ಅವರ ಬೋಧನೆ ಹುಟ್ಟಿ ಬಂದಿದೆ. 1400 ವರ್ಷಗಳ ಹಿಂದೆ ಸ್ತ್ರೀಯರ ಪರಿಸ್ಥಿತಿಯು ಅರಬ್ ನಾಡಿನಲ್ಲಿ ಹೇಗಿತ್ತು ಎಂದರೆ, ಸ್ತ್ರೀಯರು ಮಾರುಕಟ್ಟೆಯಲ್ಲಿ ದನಕರುಗಳಂತೆ ಮಾರುವ ಸರಕಾಗಿದ್ದರು. ಹೆಣ್ಣು ಹುಟ್ಟಿದ ಕೂಡಲೇ ಜೀವಂತ ಆ ಶಿಶುವನ್ನು ಮಣ್ಣಿನ ಒಳಗೆ ಹೂತು ಬಿಡಲಾಗುತ್ತಿತ್ತು. ಹೆಣ್ಣು ಹುಟ್ಟಿದರೆ ಅಪಶಕುನ, ದರಿದ್ರ ಎಂಬ ಭಾವನೆ ಇತ್ತು. ಇಂದಿನ ಕಾಲದಲ್ಲಿ ಸ್ಕ್ಯಾನಿಂಗ್ ಯಂತ್ರ ಸಹಾಯದಿಂದ ಹೆಣ್ಣು ಭ್ರೂಣ ಹತ್ಯೆ ಮಾಡುತ್ತಿದ್ದರೆ ಅಂದಿನ ಕಾಲದಲ್ಲಿ ಮಗು ಭೂಮಿಗೆ ಬಂದ ನಂತರ ಸಾಯಿಸಲ್ಪಡುತ್ತಿತ್ತು. ಅರಬರು 15-20 ಹೆಣ್ಣನ್ನು ಮದುವೆಯಾಗಿ ಹೆಂಡತಿಯಾಗಿಟ್ಟುಕುತ್ತಿದ್ದರು. ತಲಾಕ್, ಮದುವೆ, ಶರಾಬು, ವ್ಯಭಿಚಾರ, ಕೊಲೆ, ದರೋಡೆ ಇತ್ಯಾದಿಯ ಕ್ರೂರ ಅಂಧಕಾರದ ಜೀವನ ದೃಶ್ಯ ಅಲ್ಲಿತ್ತು. ಬಹಿರಂಗವಾಗಿ ಸ್ತ್ರೀಯರ ಮೇಲೆ ಅತ್ಯಾಚಾರಗಳು ನಡೆಯುತ್ತಿದ್ದವು. ನೃತ್ಯಗಾತಿಯಾಗಿ ಪುರುಷರನ್ನು ರಂಜಿಸಬೇಕಾಗಿತ್ತು. ಈ ಆಧುನಿಕ ಕಾಲದಲ್ಲಿ ನಾವು ಯಾವ ಕೆಡುಕುಗಳನ್ನು ಕಾಣುತ್ತಿದ್ದೆವೋ ಅದರ ದುಪ್ಪಟ್ಟು ಶೋಷಣೆ ಅಂದು. ಅಂಧಕಾರದ ಆ ಸಮಯದಲ್ಲಿ ಬೆಳಕಿನ ಕಿರಣವೊಂದು ಕತ್ತಲೆಯನ್ನು ಸೀಳುತ್ತಾ ಮುನ್ನುಗ್ಗಿ ಬರುತ್ತದೆ. ಅದುವೇ ಮೊಹಮ್ಮದ್ ಎಂಬ 40 ಹರೆಯದ ಓರ್ವ ಸಜ್ಜನ ಯುವಕನಿಗೆ ಹೀರಾ ಎಂಬ ಗುಹೆಯಲ್ಲಿ ಏಕಾಗ್ರತೆಯಿಂದ ದೇವಸ್ಮರಣೆಗೆ ಎಂದಿನಂತೆ ಕುಳಿತಿದ್ದಾಗ ದಿವ್ಯವಾಣಿಯು ಅವತೀರ್ಣವಾಗುತ್ತದೆ. ಕುರೇಶ್ ಎಂಬ ಗೋತ್ರದ ಈ ಯುವಕನ ತಾಯಿ ಆಮಿನಾ ಮತ್ತು ತಂದೆ ಅಬ್ದುಲ್ಲಾ ಆಗಿರುತ್ತಾರೆ. ತಾತ ಅಬ್ದುಲ್ಲಾ ಮುತ್ತಲಿಬಾಗಿದ್ದರು. ಜನನಕ್ಕಿಂತ ಮೊದಲೇ ತಂದೆಯ ಸಾವು, ನಂತರ ಬಾಲಕ ಮೊಹಮ್ಮದರಿಗೆ 6 ಇರುವಾಗ ತಾಯಿಯೂ ಅಗಲಿ ಹೋದಾಗ ತಾತನ ಮಡಿಲಲ್ಲಿ ಬೆಳೆಯುತ್ತಿದ್ದರು. ಕ್ರಿಸ್ತಶಕ 571 ಇಸ್ಲಾಮಿ ಕ್ಯಾಲೆಂಡರ್ ರಬಿಯುಲ್ ಅವ್ವಲ್ 9 ತಾರೀಕು ಅವರು ಹುಟ್ಟಿದ ದಿನವಾಗಿರುತ್ತದೆ. ಅವರಿಗೆ ನಾಡಿ ಜನತೆ ಸತ್ಯಸಂಧಂಬ ಹೆಸರಿಂದ ಕರೆಯುತ್ತಿದ್ದರು. ಅವರು ಇತರ ಯುವಕರಿಗಿಂತ ಭಿನ್ನರಾಗಿದ್ದರು. ಸಜ್ಜನ ಹಾಗೂ ಸ್ತ್ರೀಯರಿಗೆ ಮರ್ಯಾದೆ ನೀಡುವ, ಹಿರಿಯರನ್ನು ಗೌರವಿಸುವ ಗುಣನಡೆಯನ್ನು ಮೆಚ್ಚಿದ ಅಂದಿನ ಶ್ರೀಮಂತ ವ್ಯಾಪಾರಿ ವಿಧವೆ ಖದೀಜಾರವರು ಈ ಯುವಕನನ್ನು ವಿವಾಹ ಆಗುತ್ತಾರೆ. ಆಗ ಖದೀಜರಿಗೆ 40 ವಯಸ್ಸು ಮತ್ತು ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ 20 ವಯಸ್ಸಾಗಿರುತ್ತದೆ. ಹೆಣ್ಣು ಶಿಶುವನ್ನು ಹತ್ಯೆ ಮಾಡುವುದನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ಪ್ರಥಮವಾಗಿ ತಡೆಯುತ್ತಾರೆ. 3 ಹೆಣ್ಣು ಮಕ್ಕಳನ್ನು ಸಾಕಿ ಉತ್ತಮ ವಿದ್ಯೆ, ವಸ್ತ್ರ, ಆಹಾರ ನೀಡಿ ಗೌರವದಿಂದ ಬೆಳೆಸುವ ಹೆತ್ತವರಿಗೆ ಸ್ವರ್ಗದ ಭರವಸೆ ನೀಡುವ ಮೂಲಕ ಶಿಶು ಹತ್ಯೆಗೆ ಬ್ರೇಕ್ ಹಾಕುತ್ತಾರೆ. ತಾಯಿಯ ಪಾದದಡಿ ಸ್ವರ್ಗ ಇದೆ ಎನ್ನುವ ಸಂದೇಶದ ಮೂಲಕ ಹೆತ್ತಮ್ಮನನ್ನು ಮಗಳು ಗೌರವದಿಂದ ಕಾಳಜಿಯಿಂದ ನೋಡಿಕೊಳ್ಳುವ ಸಂದೇಶ ನೀಡುತ್ತಾರೆ. ನಿಮ್ಮ ಪೈಕಿ ಅತ್ಯುತ್ತಮವಾಗಿ ಸ್ತ್ರೀಯರೊಂದಿಗೆ ವರ್ತನೆ ತೋರುವವನೇ ಸಜ್ಜನ ಎನಿಸಿಕೊಳ್ಳುತ್ತಾನೆ ಎನ್ನುವ ಮೂಲಕ ಮಹಿಳೆಯನ್ನು ಗೌರವಿಸಲು ಅವರನ್ನು ಕಾಳಜಿಯಿಂದ ನೋಡಿಕೊಳ್ಳುವ ಉಪದೇಶವನ್ನು ನೀಡುತ್ತಾರೆ. ಬೇಕಾಬಿಟ್ಟಿ 10-12 ಮದುವೆಯಾಗುವ ದುಷ್ಟ ಪದ್ಧತಿಗೆ ಕಡಿವಾಣ ಹಾಕಿ ಈ ಮದುವೆಯ ಸಂಖ್ಯೆಯನ್ನು 4 ಮಿತಗೊಳಿಸುತ್ತಾರೆ. ಅದರಲ್ಲೂ ಏಕಪತ್ನಿ ವ್ರತಕ್ಕೆ ಹೆಚ್ಚಿನ ಮಹತ್ವ ನೀಡುತ್ತಾ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಬಹುಪತ್ನಿತ್ವ ಪಾಲನೆ ಮಾಡಿದರೂ ಪತ್ನಿಯರನ್ನು ಒಂದೇ ಸಮನಾಗಿ ಕಾಣಬೇಕು, ತಾರತಮ್ಯ ಮಾಡದೆ ಎರಡು ಕಣ್ಣಿನಂತೆ ಜೋಪಾನವಾಗಿ ನೋಡಿಕೊಳ್ಳಬೇಕೆಂದು ಆದೇಶಿಸುತ್ತಾರೆ. ಆದರೆ ಇಂದಿನ ಕಾಲಘಟ್ಟದಲ್ಲಿ ಪ್ರವಾದಿವರ್ಯರ ಉಪದೇಶವನ್ನು ಸ್ವಾರ್ಥಿಪುರು ಮರೆತ ಫಲವಾಗಿಯೇ ಸ್ತ್ರೀಯರು ಕಣ್ಣೀರಿನಲ್ಲಿ ಜೀವಿಸಬೇಕಾಗಿರುವುದು. ಪ್ರವಾದಿವರ್ಯರು ಮಹಿಳೆಯರ ವಿಷಯದಲ್ಲಿ ತೋರ್ಪಡಿಸಿದ ಉದಾರ ಮನಸ್ಸು, ಚಿಂತನೆ ಮತ್ತು ಮಾರ್ಗದರ್ಶನ ಅದ್ಭುತವಾದದ್ದು. ಅನಾಥೆಯರ ವಿವಾಹಕ್ಕೆ ಅವರು ಪ್ರೋತ್ಸಾಹ ನೀಡಿದರು. ಪತಿಯು ದೌರ್ಜನ್ಯ ಎಸಗಿದಾಗ ಖುಲಾ ಎಂಬ ಕಾನೂನು ಬಳಸಿ ಮಹಿಳೆಯರಿಗೆ ವಿವಾಹವನ್ನು ಮುರಿಯುವ ಅವಕಾಶವನ್ನು ನೀಡಿತು. ಹೆಣ್ಣಿನ ಒಪ್ಪಿಗೆಯಿಲ್ಲದೆ ಆಕೆಯ ನಿಖಾ ನಡೆಸುವಂತಿಲ್ಲ ಎಂದು ಹೇಳಿದರು. ವಧು ದಕ್ಷಿಣೆ ಅಂದರೆ ಮೆಹರ್ ಇಲ್ಲಿ ಮುಖ್ಯವಾಗಿರುತ್ತದೆ. ಹೆಣ್ಣು ಮಕ್ಕಳಿಗೆ ಉತ್ತಮ ವಿದ್ಯೆ, ಬದುಕು ನೀಡಲು ವಾದಿಯವರು ಹೋರಾಡಿದರು. ಮಗಳಿಗೂ ಆಸ್ತಿಯಲ್ಲಿ ಹಕ್ಕು ಸಿಗುವಂತಾಯಿತು. ಸ್ತ್ರೀಯರ ನರನಾಡಿಯನ್ನು ಅರಿತು ಅವರ ಮನಸ್ಸುಗಳನ್ನು ಚೆನ್ನಾಗಿ ಅರಿತ ಅವರಿಗೆ ಗೌರವದ ಸ್ಥಾನಮಾನವರು ನೀಡಿದರು. ಮಾರುಕಟ್ಟೆಯ ಸರಕಾಗಿದ್ದ ಹೆಣ್ಣನ್ನು ಮನೆಯ ರಾಣಿಯನ್ನಾಗಿಸಿ, ಗುಲಾಮ ಲೈಂಗಿಕ ಶೋಷಿತೆಯಾದ ಹೆಣ್ಣನ್ನು ಪುರುಷನ ಜೀವನ ಸಂಗಾತಿಯನ್ನಾಗಿಸಿದರು. ಅರೆನಗ್ನಳಾಗಿ ನರ್ತಿಸುತ್ತಾ ಪುರುಷನ ಭೋಗದ ವಸ್ತುವಾಗಿದ್ದ ಹೆಣ್ಣನ್ನು ಪೂರ್ತಿ ವಸ್ತ್ರ ಧರಿಸುವಂತೆ ಮಾಡಿ ಆಕೆಯು ನಿಮ್ಮಂತೆಯೇ ದೇವನ ಸೃಷ್ಟಿಯಾಗಿದ್ದಾಳೆ, ಸಮಾನತೆಯ ಆಟವನ್ನು ಕಲಿಸಿದ ನನ್ನ ಪ್ರವಾದಿಯವರು ಈ ಪ್ರಪಂಚದ ಎಲ್ಲಾ ಪುರುಷರ ಮುಂದೆ ಅಗ್ರಗಣ್ಯರಾಗಿ ವಿರಾಜಿಸುತ್ತಾರೆ. ಅರಬಸ್ತಾನದಲ್ಲಿ ಶರಾಬುಗಳ ನದಿ ಹರಿಯುತ್ತಿರುವಂತೆ ಇದ್ದ ಕುಡುಕೈಗಳಿಂದ ಮದ್ಯವನ್ನು ಕಿತ್ತು ಬಿಸಾಡಿದ್ದರು ಈ ಮಹಾನಾಯಕ. ಮಾನವ ಕುಲಕ್ಕೆ ಓರ್ವ ಮಾದರಿ ನಾಯಕರಾಗಿ ಹುಟ್ಟಿದ ಈ ಶ್ರೀವಿಮೋಚಕ ಪ್ರವಾದಿಯ ಉಪದೇಶದಂತೆಯೇ ಇನ್ನ ಜನರು ನಡೆಯುತ್ತಿದ್ದರೆ ಬಹುಶಃ ಸ್ತ್ರೀಯರು ನ್ಯಾಯಕ್ಕಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಲು ಹತ್ತುವ ಪ್ರಸಂಗ ಬರುತ್ತಿರಲಿಲ್ಲ. ಗಾಂಜಾ, ಶರಾಬು, ಕೊಲೆ ಎಂಬ ಕೆಡುಕುಗಳಿಗೆ ಬಲಿಬಿದ್ದು ಜೈಲು ಸೇರುವ ಯುವಕರೇ ಪ್ರವಾದಿವರಿಯರು ಆದರ್ಶರಾದ ಬೋಧನೆ.

ಯಾಕೆ ಬೇಡವಾಯಿತು? ಅವರ ಜನ್ಮದಿನವನ್ನು ಆಚರಿಸುವ ಆವೇಶ ಹುಮ್ಮಸ್ಸುಗಳ ಒಟ್ಟಿಗೆ ಪ್ರವಾದಿಯವರೂ ನಮಗೆ ಕಲಿಸಿದ ಒಳಿತಿನ ಬೋಧನೆಯಂತೆ ಜೀವನದಲ್ಲಿ ಸಂಸ್ಕಾರವನ್ನು ಪಾಲಿಸಬೇಕಾಗಿದೆ. ಅವರನ್ನು ಪ್ರೀತಿಸುವ ಗೌರವಿಸುವ ರೀತಿ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಮಾರ್ಗದರ್ಶನವನ್ನು ಪಾಲನೆ ಮಾಡುವುದಾಗಿದೆಯಲ್ಲವೇ? ಮಾನವ ಜನ್ಮವು ಶ್ರೇಷ್ಠ ಜನ್ಮವಾಗಿದೆ. ಈ ಪ್ರಪಂಚಕ್ಕೆ ಮಹಾ ಕೊಡುಗೆಯಾಗಿದೆ ಈ ಜನ್ಮವು. ಈ ಜಗತ್ತಿನಲ್ಲಿ ಕನಿಕರ ತೋರುವುದು, ಸಮಾಜ ಸೇವೆ ಮಾಡುವುದು ಮಾನವರ ಕಡ್ಡಾಯ ಕರ್ತವ್ಯವಾಗಿದೆ. ಜನರೊಂದಿಗೆ ಉತ್ತಮ ವ್ಯವಹಾರ ಮಾಡುವುದು, ಪ್ರೀತಿ ಗೌರವದಿಂದ ನಡೆದುಕೊಳ್ಳುವುದು ಮನುಷ್ಯನ ಪ್ರಕೃತಿಯಾಗಿದೆ. ಎಲ್ಲ ಧರ್ಮಗಳು ಮಾನವನ ಸೇವೆಯನ್ನು ದೇವನ ಸೇವೆ ಎಂದು ಬಣಿಸುತ್ತವೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಭೂಮಿಯ ಮೇಲಿರುವವರ ಮೇಲೆ ನೀವು ಕರುಣೆ ತೋರಿರಿ, ಆಕಾಶದಲ್ಲಿರುವವನು ನಿಮ್ಮ ಮೇಲೆ ಕರುಣೆ ತೋರುತ್ತಾನೆ. ಓರ್ವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇಳಿದರು, ಓರ್ವನು ತನ್ನವರನ್ನು ಪ್ರೀತಿಸಿದರೆ ಅದು ಕೋಮು ಪಕ್ಷಪಾತವಾಗುವುದೇ? ಪ್ರವಾದಿಯವರು ಹೇಳಿದರು, ಇಲ್ಲ, ಅದು ಪಕ್ಷಪಾತವಲ್ಲ. ಕೋಮು ಪಕ್ಷಪಾತ ಅಂದರೆ ಓರ್ವನು ತನ್ನ ಅನ್ಯಾಯವನ್ನು ಮುಚ್ಚಿಡುವುದು, ಅವರ ಅಕ್ರಮವನ್ನು ಮರೆ ಮಾಡುವುದು ಆಗಿದೆ ಎಂದು ಹೇಳಿದಳು. ಇಲ್ಲಿ ನಮಗೆ ತಿಳಿಯುವುದು ಸತ್ಯ ಮತ್ತು ನ್ಯಾಯದ ಪಾಲನೆ. ಯಾರೇ ತಪ್ಪು ಮಾಡಲಿ ಅವರನ್ನು ಅಪರಾಧಿಯಾಗಿ ಕಾಣಬೇಕು ಎಂದವರು ಪ್ರವಾದಿಯಾಗಿದ್ದರು. ಪ್ರವಾದಿವರೆಯರ ಕೆಲವು ಮೌಲಾಧಾರಿತ ಮಾತುಗಳು ಹೀಗಿವೆ: ಅಕ್ರಮ, ಅನ್ಯಾಯ, ಭ್ರಷ್ಟಾಚಾರದ ದುಡಿಮೆಯ ದೇಹವು ಸ್ವರ್ಗಕ್ಕೆ ಹೋಗದು. ಕಪಡಿಗಳ ಮೂರು ಲಕ್ಷಣಗಳಿರುತ್ತವೆ: ಒಂದನೆಯದು ಸುಳ್ಳು ಹೇಳುವುದು, ಎರಡನೆಯದು ವಿಶ್ವಾಸದ್ರೋಹ ಬಗೆಯುವುದು, ಮತ್ತು ಮೂರನೆಯದು ವಚನಭಂಗ ಮಾಡುವುದು. ನೆರೆಯವನು ಹಸಿದಿರುವಾಗ ಕುಟುಂಬ ಉಣ್ಣುವವನು ಸತ್ಯವಿಶ್ವಾಸಿಯಲ್ಲ ಎಂದು ಅವರು ಬೋಧಿಸಿದರು. ಕೆಟ್ಟು ಹೋದ ಅಥವಾ ದೋಷ ಇರುವ ವಸ್ತುಗಳನ್ನು ಇತರರಿಗೆ ಮೋಸದಿಂದ ಮಾರುವವನು ದೇವನ ಕೋಪಕ್ಕೆ ಬಲಿಯಾಗುತ್ತಾನೆ ಎಂದು ಹೇಳಿದರು. ಪತ್ನಿಯ ಹಕ್ಕುಗಳನ್ನು ನ್ಯಾಯವಾಗಿ ಕೊಡಿರಿ, ಮಹಿಳೆಯರೊಂದಿಗೆ ಸದ್ವರ್ತನೆಯಿಂದ ವರ್ತಿಸಿರಿ, ಅನಾಥರನ್ನು ಕಡೆಗಣಿಸದಿರಿ, ನಿನಗಾಗಿ ಒಳ್ಳೆಯ ವಸ್ತುವನ್ನು ಇಷ್ಟಪಡುವುದಾದರೆ ಅದನ್ನೇ ಇತರರಿಗೂ ಇಷ್ಟಪಡುವಂತೆ ಮಾಡಿರಿ, ಸತ್ಯವನ್ನೇ ನುಡಿಯಿರಿ, ಶುಚಿತ್ವವನ್ನು ಪಾಲಿಸಿರಿ, ಹೆಣ್ಣು ಮಕ್ಕಳ ವಿಷಯದಲ್ಲಿ ಕರುಣೆ ಉಳ್ಳವರಾಗಿರಿ, ತಮ್ಮವರು ಪರಕೀಯರು ಎಂದ ಭೇದವಿಲ್ಲದೆ ಎಲ್ಲರೊಂದಿಗೆ ನ್ಯಾಯ ಪಾಲಿಸಿರಿ, ಒಂದು ಮುಗುಳಗುವೇ ನಿಮ್ಮ ದಾನ ಆಗಿದೆ. ಇಂತಹ ಮಹತ್ವದ ಅರ್ಥಪೂರ್ಣವಾದ ಉಪದೇಶಗಳನ್ನು ಈ ಮಹಾತ್ಮರು ಜಗತ್ತಿಗೆ ನೀಡಿದ್ದಾರೆ. ಇನ್ನೂ ಉತ್ತಮ ಶಿಕ್ಷಣದ ವಿಷಯ ಹೇಳುವುದಾದರೆ, ನೆರೆಮನೆಯವರು ಬಡವನಾಗಿದ್ದರೆ ನೀನು ನಿನ್ನ ಮನೆಗೆ ತಂದ ಉತ್ತಮ ಹಣ್ಣು ಹಂಪಲುಗಳನ್ನು ಅವನಲ್ಲಿ ಹಂಚಿಕೊಳ್ಳದಿದ್ದರೂ ಅದರ ಸಿಪ್ಪೆಗಳನ್ನು ಅವನಿಗೆ ಕಾಣುವಂತೆ ಎಸೆಯದಿರಿ ಎಂದು ಅವರು ಬೋಧಿಸಿದರು. ಅನಾಥ ಮಕ್ಕಳ ಎದುರು ತನ್ನ ಮಕ್ಕಳನ್ನು ಲಾಲಿಸದಿರು ಎಂದು ಹೇಳಿದರು. ಒಬ್ಬನ ಹೃದಯದಲ್ಲಿ ಅಣುಗಾತ್ರದಷ್ಟು ಅಹಂಕಾರವಿದ್ದರೆ ಅವನು ಸ್ವರ್ಗವನ್ನು ಪ್ರವೇಶಿಸಲಾರನು ಎಂದು ಬೋಧಿಸಿದರು. ಸತ್ಯವಿಶ್ವಾಸಿಯ ಹೃದಯದಲ್ಲಿ ದುರಾಸೆ ಮತ್ತು ಜಿಪುಣತೆ ಇರಲು ಸಾಧ್ಯವಿಲ್ಲ. ಯಾವ ವ್ಯವಸ್ಥೆಯಲ್ಲಿಯೂ ಸುಳ್ಳು ಹೇಳುವುದು ಧರ್ಮಸಮವಲ್ಲ. ಉದ್ದೇಶಪೂರ್ವಕವಾಗಿಯೂ ತಮಾಷೆಯಾಗಿಯೂ ಸುಳ್ಳು ಹೇಳಲು ಅನುಮತಿ ಇಲ್ಲ. ತಾನು ಆಲಿಸಿದ್ದನ್ನೆಲ್ಲ ಹೇಳುತ್ತಾ ಹೋಗುವುದು ವ್ಯಕ್ತಿ ಸುಳ್ಳುಗಾರ ಎಂದೆನಿಸಿಕೊಳ್ಳುವುದಕ್ಕೆ ಸಾಕಾಗುತ್ತದೆ. ಸುಳ್ಳು ಸಾಕ್ಷ್ಯ ನೀಡುವುದನ್ನು ಮಹಾಪಾಪಗಳ ಪೈಕಿಯ ಒಂದೆಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿರುವರು. ಸಾಮಾಜಿಕ ಕೆಡುಕುಗಳಲ್ಲಿ ಪರದೂಷಣೆಯನ್ನು ಮೃತ ಸಹೋದರನ ಮಾಂಸ ತಿನ್ನುವುದಕ್ಕೆ ಸಮಾನವಾದಕ್ಕೆ ಒಂದು ಹೇಳಲಾಗಿದೆ. ಚಾಡಿ ಮಾತು, ಮೂದಲಿಕೆ, ಬೆನ್ನ ಹಿಂದೆ ಮಾತಾಡುವುದು, ಕೆಟ್ಟ ಕುತೂಹಲ, ಅಣಕಿಸುವುದು, ನಿಂದಿಸುವುದು, ಅವ್ಯಾಚ ಶಬ್ದಗಳಿಂದ ಬೈಯುವುದು ಇತ್ಯಾದಿ ಎಲ್ಲಾ ಕ್ರಗಳಿಂದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಡೆದಿರುವರು. ವ್ಯಭಿಚಾರದ ಹತ್ತಿರವೂ ಸುಳಿಯಬೇಡಿರಿ, ಅದು ಅತಿಹೀನ ಕಾರ್ಯ ಎಂದು, ಅತ್ಯಂತ ಕೆಟ್ಟ ಮಾರ್ಗ ಎಂದು ತಿಳಿಸಿರುವರು. ಮಾನವನ ಹೃದಯವೇ ಒಳಿತು ಮತ್ತು ಕೆಡುಕುಗಳ ಮಾನದಂಡವಾಗಿದೆ ಎಂದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಉತ್ತಮ ಚಾರಿತ್ರ್ಯವು ಒಳಿತಾಗಿದೆ. ಯಾವ ಕೆಲಸವನ್ನು ಮಾಡಿದಾಗ ನಿಮ್ಮ ಹೃದಯ ಚುಚ್ಚುತ್ತದೋ ಮತ್ತು ಅದನ್ನು ಜನರು ಯಾರೂ ತಿಳಿಯಬಾರದು ಎಂದು ನೀವು ಭಾವಿಸುತ್ತೀರೋ ಅದು ಕೆಡುಕಾಗಿದೆ. ಸತ್ಯವಿಶ್ವಾಸಿಗಳೊಂದಿಗೆ ಸಂಶಯಾಸ್ಪದ ವಿಷಯಗಳಿಂದ ದೂರ ಉಳಿಯಲು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಾಕೀದು ಮಾಡಿದರು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ಸಾಮಾನ್ಯವಾಗಿ ಸಹೋದರತ್ವ, ಒಗ್ಗಟ್ಟು, ಪರಸ್ಪರ ಸಹಕಾರ ಮತ್ತು ದಾನ ಧರ್ಮಗಳಲ್ಲಿ ಖರ್ಚು ಮಾಡುವಂತೆ ಪ್ರೇರೇಪಿಸುತ್ತಿದ್ದರು. ಅನಾಥರು, ದರಿದ್ರರು, ಬಡವರು, ಅಪೇಕ್ಷಿತರು, ವಿಧವೆಯರು ಮತ್ತು ನಿರ್ಗತಿಕರಿಗೆ ಸಹಾಯ ಮಾಡುವ ವ್ಯಕ್ತಿಗಳ ಮಟ್ಟಿಗೆ ದೇವನಲ್ಲಿ ಅತ್ಯುತ್ತಮ ಪ್ರತಿಫಲವಿರುವ ಬಗ್ಗೆ ಶುಭವಾರ್ತೆ ನೀಡಿರುವರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಸೃಷ್ಟಿಗಳೆಲ್ಲವೂ ಅಲ್ಲಾಹನ ಕುಟುಂಬವಾಗಿದೆ. ಜನರ ಸೇವೆಯನ್ನು ಮಾಡುವ ವ್ಯಕ್ತಿಗಳನ್ನು ಅಲ್ಲಾಹನು ಎಲ್ಲರಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತಾನೆ. ಇತರರಿಗೆ ಸಹಾಯ ಮಾಡುವ ವ್ಯಕ್ತಿಗಳು ಅತ್ಯುತ್ತಮರು ಎಂದು ಬೋಧಿಸಿದರು. ವ್ಯಭಿಚಾರಿಯು ವ್ಯಭಿಚಾರವಶವಾಗುವ ಮುಸ್ಲಿಮನಾಗಿರುವುದಿಲ್ಲ. ಕಳ್ಳನು ಕದಿಯುವಾಗ ಮುಸ್ಲಿಮನಾಗಿರುವುದಿಲ್ಲ. ಮದ್ಯಪಾನಿಯು ಮದ್ಯಪಾನ ಮಾಡುವಾಗಲೂ ಮುಸ್ಲಿಮನಾಗಿರುವುದಿಲ್ಲ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಸಂಬಂಧಗಳನ್ನು ಮುರಿಯುವವನು ಸ್ವರ್ಗವನ್ನು ಪ್ರವೇಶಿಸಲಾರನು. ಮಾತಾಪಿತರು ಮತ್ತು ಹತ್ತಿರದ ಸಂಬಂಧಿಕರು ನಮ್ಮ ಸದ್ವರ್ತನೆಗೆ ಹೆಚ್ಚು ಅರ್ಹರು ಎಂದು ಅವರು ತಿಳಿಸಿದರು.
ನೌಕರರು ಮತ್ತು ಸೇವಕರ ಮೇಲೆ ಅವರು ಹೊರಲಾಗದಂತಹ ಹೊರೆಯನ್ನು ಹೊರಿಸಬಾರದು ಎಂದು ಆದೇಶಿಸಿದರು. ದಿನಕೂಲಿ ಮಾಡುವ ನೌಕರನ ಬೆವರು ಆರು ಅವನ ಮಜೂರಿ

0: ಯನ್ನು ಪಾವತಿಸಬೇಕೆಂದು ಆಜ್ಞಾಪಿಸಿದ್ದಾರೆ. ಅನಾಥರ ಸಂಪತ್ತನ್ನು ಸಂರಕ್ಷಿಸಬೇಕೆಂದು ಅದು ಅವರಿಗೆ ಕೊಡಬೇಕಾದ ಹಕ್ಕು ಆಗಿರುತ್ತದೆ ಎಂದು ತಿಳಿಸಿದರು. ಯಾರು ಅನಾಥರ ಸಂಪತ್ತನ್ನು ನಿಷಿದ್ಧ ರೀತಿಯಲ್ಲಿ ಕಬಳಿಸುತ್ತಾರೋ ಅವರು ತಮ್ಮ ಹೊಟ್ಟೆಯನ್ನು ನರಕಾಗ್ನಿಂದ ತುಂಬಿಸುತ್ತಾರೆ ಎಂದು ಎಚ್ಚರಿಕೆ ನೀಡಿರುವರು. ಯಾರ ಉಪಟಳದಿಂದ ನೆರೆಮನೆಯವನು ಸುರಕ್ಷಿತನಲ್ಲವೋ ಅವನು ಸಿವಿಶ್ವಾಸಿಯಲ್ಲ. ವಿಧವೆರಿಗೆ ಮತ್ತು ನಿರ್ಗತಿಕರಿಗೆ ಸಹಾಯ ಮಾಡಲು ಧಾವಿಸುವ, ಅವರಿಂದ ಪ್ರತಿಫಲಾಶೆಯ ಆಸೆ ಇಡದೆ ಆ ವ್ಯಕ್ತಿಯು ಅಲ್ಲಾಹನ ಮಾರ್ಗದಲ್ಲಿ ಹೋರಾಡುವ, ರಾತ್ರಿ ಪೂರ್ ಅಲ್ಲಾಹನ ಆರಾಧನೆಯಲ್ಲಿ ತಲ್ಲೀನರಾಗಿರುವ, ಸದಾ ಉಪವಾಸದಿಂದಿರುವ ವ್ಯಕ್ತಿಗೆ ಸಮಾನ ಎಂದು ಹೇಳಲಾಗಿದೆ. ಒಮ್ಮೆ ಓರ್ವ ವ್ಯಕ್ತಿಯು ಪ್ರವಾದಿಯವರ ಬಳಿ ಬಂದು ಉತ್ತಮ ಜೀವನಾಧಾರ ಯಾವುದು ಎಂದು ಕಿದಾಗ, ಜನರ ಸ್ವಂತ ಕೈಗಳ ದುಡಿಮೆ ಮತ್ತು ಎಲ್ಲಾ ರೀತಿಯ ಪ್ರಾಮಾಣಿಕ ವ್ಯಾಪಾರ ಎಂದು ಉತ್ತರಿಸಿದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ಭಿಕ್ಷಾಟನೆಯನ್ನು ಒಂದು ನಾಚಿಕೆ ಕೇಳಿ ಕೆಲಸವನ್ನು ಪರಿಗಣಿಸಿದರು. ಇದರಿಂದ ಆಲಸ್ಯ, ಬಡತನ ಮತ್ತು ದಾರಿದ್ರ್ಯವು ಹೆಚ್ಚುತ್ತದೆ, ಅದು ಸಮಾಜವನ್ನು ಹಾಳುಗೆಡುತ್ತದೆ ಎಂದು ಉಪದೇಶಿಸಿದರು. ಒಮ್ಮೆ ಓರ್ವ ವ್ಯಕ್ತಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಮುಂದೆ ಯಾಚಿಸುತ್ತಾ ಬಂದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಆ ವ್ಯಕ್ತಿಯೊಡನೆ ನಿಮ್ಮ ಬಳಿ ಏನಿದೆ ಎಂದು ಪ್ರಶ್ನಿಸಿದರು. ಅವರ ಬಳಿ ಒಂದು ಪಾತ್ರೆ ಇತ್ತು. ಪ್ರವಾದಿಯರು ಅದನ್ನು 2 ದಿರಹಂಗೆ ಹರಾಜು ಮಾಡಿದರು. 1 ದಿರಹಂನಿಂದ ನಿನ್ನ ಮನೆ ಮಂದಿಗೆ ಆಹಾರ ಖರೀದಿಸಲು ಅನುಮತಿ ಕೊಟ್ಟರು. 1 ದಿರಹಂನಿಂದ ಕೊಡಲಿ ಖರೀದಿಸಲು ಆ ವ್ಯಕ್ತಿಗೆ ಆದೇಶಿಸಿದರು. ಕೊಡಲಿ ತಂದಾಗ ಕಾಡಿಗೆ ಹೋಗಿ ಕಟ್ಟಿಗೆ ಕಡಿದು ತಂದು ಪೇಟೆಯಲ್ಲಿ ಮಾರಲು ಹೇಳಿದರು. ಹೀಗೆ ಮಾಡಿದ ವ್ಯಕ್ತಿಯ ದಾರಿದ್ರ್ಯವು ಕೆಲವೇ ದಿನಗಳಲ್ಲಿ ಕೊನೆಗೊಂಡಿತ್ತು. ಅಂದರೆ ಕೈಗಳಿಂದ ಕೆಲಸ ಮಾಡುವ ವ್ಯಕ್ತಿಯು, ಪರಿಶ್ರಮದಿಂದ ಕೆಲಸ ಮಾಡುವ ವ್ಯಕ್ತಿಯ ದಾರಿದ್ರ್ಯವು ಅವನನ್ನು ಹತ್ತಿರ ಬರುವುದಿಲ್ಲ ಎಂದು ಅವರು ತಿಳಿಸಿದರು. ಓರ್ವ ವ್ಯಕ್ತಿಯ ಅಂಗೈಯಲ್ಲಿ ಕೆಲಸ ಮಾಡಿದ ದಡ್ಡಿನ ಕಲೆಗಳಿದ್ದವು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದನ್ನು ನೋಡಿ ಚುಂಬಿಸಿದರು ಮತ್ತು ಹೇಳಿದರು, ಧರ್ಮಸಮ್ಮತ ಮಾರ್ಗದಲ್ಲಿ ಸಂಪಾದಿಸಿದ ಕೈಗಳನ್ನು ನರಕಾಗ್ನಿಯು ಸ್ಪರ್ಶಿಸಲಾರದು ಎಂದು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾರ್ಗದಲ್ಲಿ ಮುಸ್ಲಿಮೇತರ ದೇಶ ಬಾಂಧವರ ಹಕ್ಕುಗಳು ಸುರಕ್ಷಿತವಾಗಿದ್ದವು. ಮುಸ್ಲಿಮರ ಪ್ರಾಣ ಮತ್ತು ಸೊತ್ತಿಗೆ ಇರುವಷ್ಟೇ ಗೌರವವನ್ನು ಮುಸ್ಲಿಮೇತರರ ಪ್ರಾಣ ಮತ್ತು ಸೊತ್ತಿಗೂ ನೀಡಲಾಗುತ್ತಿತ್ತು. ಅವರಿಗೆ ತಮ್ಮ ಧರ್ಮದಂತೆ ಜೀವಿಸಲು ಸಂಪೂರ್ಣ ಸ್ವಾತಂತ್ರ್ಯ ನೀಡಲಾಗಿತ್ತು. ಧಾರ್ಮಿಕ ವಿಷಯಗಳಲ್ಲಿಯೂ ಅವರ ಮೇಲೆ ಯಾವುದೇ ಒತ್ತಡ ಹೇರಲಾಗಿರಲಿಲ್ಲ. ಹೀಗೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಶಿಕ್ಷಣದಲ್ಲಿ ನಮಗೆ ಪ್ರಾಮಾಣಿಕತೆ, ಸಹನೆ, ವಚನ ಪಾಲನೆ, ನ್ಯಾಯ, ಮಿತವ್ಯಯ, ದಾನ ಧರ್ಮ, ಲಜ್ಜೆ, ಕ್ಷಮೆ, ದೇವಭಯ ಮತ್ತು ಅತ್ಯುತ್ತಮ ರೀತಿಯಲ್ಲಿ ಕಾರ್ಯಗಳನ್ನು ಎಸಗುವ ಮಾರ್ಗದರ್ಶನ ಲಭಿಸುತ್ತದೆ. ಇಂತಹ ಪ್ರವಾದಿಯ ಆದೇಶಗಳನ್ನು ಪಾಲಿಸೋಣ ಮತ್ತು ದೇವ ಸಂಪ್ರೀತಿಗೆ ಪಾತ್ರರಾಗೋಣ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ.
1: ಇದುವರೆಗೆ ಪ್ರವಾದಿ ಮೊಹಮ್ಮದ್ ಅವರ ಸ್ತ್ರೀಪರ ಚಿಂತನೆ ಈ ಕುರಿತು ಸಫಿಯಾ ಬೇಗಂ ಅವರಿಂದ ಭಾಷಣ ಕೇಳಿದಿರಿ. ಈಗ ಕೇಳಿ ಅಕ್ಕ ಮಹಾದೇವಿಯವರ ವಚನ. ಜಲದ ಮಂಟಪದ ಮೇಲೆ ಉರಿಯ ಚಪ್ಪರವನಿಕ್ಕೇ.

0: ಈಗ ಕೇಳಿ ಆಹಾರ ಮತ್ತು ಆರೋಗ್ಯ ಈ ಕುರಿತು ಮಾಹಿತಿ ನೀಡ್ತಾರೆ ಸುಧಾ ಜೋಶಿ.
1: ಆತ್ಮೀಯರೇ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಎನ್ನುವುದು ನಮ್ಮ ಹಿರಿಯರು ಮಾಡಿದ ಗಾದೆ. ನಾವು ಸೇವಿಸುವ ಆಹಾರವೇ ನಮ್ಮ ಆರೋಗ್ಯಕ್ಕೆ ಕಾರಣ. ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ತಿಳಿದಿರಬೇಕಾದ ಮೂಲ ಸಂಗತಿ ಎಂದರೆ ಪೌಷ್ಟಿಕ ಆಹಾರ, ಆರೋಗ್ಯ ಮತ್ತು ಬೆಳವಣಿಗೆ. ಈ ತಿಳುವಳಿಕೆ ಇಲ್ಲದೇ ಇರುವುದರಿಂದ ಅಥವಾ ಅಲಕ್ಷಿಸುವುದರಿಂದಲೇ ನಮ್ಮಲ್ಲಿ ಈಗಲೂ ಗ್ರಾಮೀಣ ಪ್ರದೇಶದಲ್ಲಿರಬಹುದು, ಪೇಟೆ ಪಟ್ಟಣಗಳಲ್ಲಿರಬಹುದು, ಮಕ್ಕಳು, ಗರ್ಭಿಣಿಯರು, ಬಾಣಂತಿಯರು ಪೌಷ್ಟಿಕಾಂಶದ ಕೊರತೆಯಿಂದ ಬಳಲುವುದನ್ನು ಕಾಣುತ್ತೇವೆ. ನಾವು ಸೇವಿಸುವ ಆಹಾರ ಹೇಗಿರಬೇಕು, ಯಾವ ಯಾವ ಆಹಾರದಲ್ಲಿ ಯಾವ ಯಾವ ಪೌಷ್ಟಿಕಾಂಶವಿದೆ, ಶರೀರಕ್ಕೆ ಅದರ ಅಗತ್ಯವೇನು, ನಮ್ಮ ವಯಸ್ಸು, ಲಿಂಗ, ನಾವು ಮಾಡುವ ಕೆಲಸ ಇತ್ಯಾದಿಗಳಿಗನುಗುಣವಾಗಿ ಶರೀರದ ಅವಶ್ಯಕತೆಗಳನ್ನು ಪೂರೈಸಲು ಎಂತಹ ಆಹಾರ ಸೇವಿಸಬೇಕು, ಸಮತೋಲನ ಆಹಾರ ಎಂದರೇನು ಇತ್ಯಾದಿ ವಿಷಯಗಳನ್ನು ಜನಸಾಮಾನ್ಯರು ತಮ್ಮ ದಿನನಿತ್ಯದ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ. ಪ್ರಸ್ತುತ ಸಂದರ್ಭದಲ್ಲಿ ಇದು ಸಾಮಾಜಿಕ ಹೊಣೆಯಾಗಿ ಬಿಟ್ಟಿದೆ. ಪೌಷ್ಟಿಕ ಆಹಾರದ ಕುರಿತು ನಾವು ತಿಳಿದುಕೊಳ್ಳುವುದು ಮಾತ್ರವಲ್ಲದೆ ಇತರರಿಗೆ ತಿಳಿಸಿ ಹೇಳುವುದು ನಮ್ಮೆಲ್ಲರ ಕರ್ತವ್ಯಗಳಲ್ಲಿ ಒಂದಾಗಿದೆ. ಆತ್ಮೀಯ ನನ್ನ ಅಕ್ಕ ತಂಗಿಯಂದಿರೆ, ನಮ್ಮ ದಿನನಿತ್ಯದ ಚಟುವಟಿಕೆಯನ್ನು ಮಾಡುವುದರ ಜೊತೆಗೆ ಸಮರ್ಪಕವಾಗಿ ಕೆಲಸ ಮಾಡುವುದು ಅತಿ ಅವಶ್ಯಕ. ಆರೋಗ್ಯವೇ ಭಾಗ್ಯ. ಒಮ್ಮೆ ನಮ್ಮ ಆರೋಗ್ಯವನ್ನು ಕಳೆದುಕೊಂಡ ಎಲ್ಲವನ್ನೂ ಕಳೆದುಕೊಂಡಂತೆ. ನಾವು ತೆಗೆದುಕೊಳ್ಳುವ ಆಹಾರವೇ ನಮ್ಮ ಆರೋಗ್ಯವನ್ನ ದೃಢಪಡಿಸುತ್ತದೆ. ಆಹಾರವಿಲ್ಲದೆ ನಮ್ಮ ಕೆಲಸ, ಬದುಕು ಎಲ್ಲವೂ ಸ್ತಬ್ಧ. ನಾವೆಲ್ಲರೂ ದುಡಿಯುವುದು ಹೊಟ್ಟೆಗಾಗಿ, ತುಂಡು ಬಟ್ಟೆಗಾಗಿ. ಶರೀರದ ಆರೋಗ್ಯ ಸರಿಯಾಗಿ ಇಲ್ಲದೆ ಇದ್ದರೆ ಮನುಷ್ಯ ಸುಖಿಯಾಗಿರಲು ಸಾಧ್ಯವಿಲ್ಲ. ಮನುಷ್ಯನ ಸಮಸ್ತ ಕಾರ್ಯಗಳಿಗೆ ಆರೋಗ್ಯವೇ ಮೂಲ, ಅವನ ಬದುಕಿಗೆ ಆಹಾರವೇ ಮೂಲ. ನಾವು ಪ್ರತಿದಿನ ಇಡ್ಲಿ, ಚಪಾತಿ, ಸಾಂಬಾರು, ಪಲ್ಯ, ಕಾಫಿ, ಟೀ, ಇತರೆ ಆಹಾರ ಸೇವಿಸುತ್ತೇವೆ. ಈ ಆಹಾರಗಳು ದೇಹದಲ್ಲಿ ಜೀರ್ಣವಾಗಿ ಆಹಾರದಲ್ಲಿರುವ ಅಂಶಗಳು ಹೀರಲ್ಪಡುತ್ತವೆ. ಈ ಅಂಶಗಳು ನಮ್ಮ ದೇಹದಲ್ಲಿ ನಡೆಯುತ್ತಿರುವ ಅನೇಕ ಕ್ರಿಯೆಗಳಿಗೆ, ಅಂದರೆ ಉಸಿರಾಟ, ರಕ್ತ ಪರಿಚಲನೆ, ಮೆದುಳಿನ ಕೆಲಸ, ಮಾಂಸಖಂಡಗಳ ಚಲನೆಗಳಿಗೆ ಬೇಕಾದ ಶಕ್ತಿ ಮತ್ತು ದೇಹದ ಪೋಷಣೆಗೆ, ರಕ್ಷಣೆಗೆ ಆಹಾರ ಬೇಕೇ ಬೇಕು. ಅದಕ್ಕಾಗಿಯೇ ಈ ಆಹಾರ ಅಂಶಗಳನ್ನು ಪೋಷಕಾಂಶಗಳೆಂದು ಕರೆಯುತ್ತಾರೆ. ಆದ್ದರಿಂದ ನಾವು ತೆಗೆದುಕೊಳ್ಳುವ ಆಹಾರ ಅಂಶಗಳನ್ನು ಮೂರು ವಿಭಾಗಗಳಾಗಿ ವಿಂಗಡಿಸಬಹುದು. ಮೊದಲನೆಯದಾಗಿ ಶಕ್ತಿ ನೀಡುವ ಆಹಾರ ಪದಾರ್ಥಗಳು. ಇವು ಯಾವ ಆಹಾರ ವಸ್ತುಗಳಲ್ಲಿ ದೊರಕುತ್ತವೆ ಎಂದರೆ ಧಾನ್ಯಗಳು ಹಾಗೂ ಅದರ ಉತ್ಪನ್ನಗಳು. ಶರ್ಕರೆ ಪಿಷ್ಟ ಪದಾರ್ಥಗಳು ಹೆಚ್ಚಾಗಿರುವ ಗೆಡ್ಡೆ ಗೆಣಸು, ಕಂದಮೂಲಗಳು, ಸಕ್ಕರೆ ಮತ್ತು ಕೊಬ್ಬಿನ ಅಂಶಗಳಿಂದ ಕೂಡಿದ ನೆಲಗಡಲೆ, ಎಣ್ಣೆ ಬೀಜಗಳು, ಖಾದ್ಯ ತೈಲಗಳು ಈ ಗುಂಪಿಗೆ ಸೇರಿವೆ. ಎರಡನೆಯದಾಗಿ ಶರೀರದ

0: ಬೆಳವಣಿಗೆಗೆ ಪೂರಕವಾದ ಆಹಾರ ಪದಾರ್ಥಗಳು. ಶರೀರದ ಜೀವಕೋಶಗಳ ನಿರ್ಮಾಣ ಹಾಗೂ ನಿರ್ವಹಣೆಗೆ ಈ ಆಹಾರ ಪದಾರ್ಥಗಳು ಅತಿ ಮುಖ್ಯವಾಗಿ ಬೇಕು. ಈ ಆಹಾರ ಪದಾರ್ಥಗಳು ಹೆಚ್ಚಾಗಿರುವ ಅಂಶಗಳೆಂದರೆ ಹಾಲು ಹಾಗೂ ಹಾಲಿನ ಉತ್ಪನ್ನಗಳು, ಬೇಳೆಕಾಳುಗಳು, ದ್ವಿದಳ ಧಾನ್ಯಗಳು, ಮೊಟ್ಟೆ, ಮೀನುಗಳು ಹೇರಳವಾಗಿ ಇರುತ್ತವೆ. ಮೂರನೆಯದಾಗಿ ಶರೀರ ಸಂರಕ್ಷಕ ಆಹಾರ ಪದಾರ್ಥಗಳು, ವಿಟಾಮಿನ್ಗಳು ಮತ್ತು ಖನಿಜಾಂಶಗಳಿಂದ ಸಂಪನ್ಮೂಲವಾದ ಆಹಾರ ಪದಾರ್ಥಗಳನ್ನು ಸಂರಕ್ಷಕ ಆಹಾರ ಪದಾರ್ಥಗಳೆಂದು ಕರೆಯುತ್ತೇವೆ. ತರಕಾರಿಗಳಲ್ಲಿ ಬಹುತೇಕ ಹಸಿರೆಲೆಗಳಿಂದ ಕೂಡಿದ ತರಕಾರಿಗಳು, ನಾರಿನಂಶವುಳ್ಳ ತರಕಾರಿಗಳು, ಹಳದಿ ಮತ್ತು ಕಿತ್ತಳೆ ಬಣ್ಣದ ಹಣ್ಣುಗಳು, ನಿಂಬೆ ಜಾತಿಯ ಹಣ್ಣುಗಳಲ್ಲಿ ವಿಟಾಮಿನ್ ಸಿ ಜಾಸ್ತಿಯಾಗಿರುತ್ತದೆ. ಸ್ಥಳೀಯವಾಗಿ ಹೇರಳವಾಗಿ ದೊರೆಯಬಹುದಾದ ಹಾಗೂ ಬೆಳೆಸಬಹುದಾದ ನುಗ್ಗೆ ಸೊಪ್ಪು, ಒಂದೆಲಗ, ಬಸಳೆ ಸೊಪ್ಪು, ಹರಿವೆ ಮುಂತಾದ ಸೊಪ್ಪುಗಳನ್ನು ನಿರಂತರವಾಗಿ ಸೇವಿಸಿದಲ್ಲಿ ರಾಸಾಯನಿಕ ರಹಿತ ಪೌಷ್ಟಿಕಾಂಶಯುಕ್ತ ಆಹಾರ ನಮ್ಮ ದೇಹಕ್ಕೆ ದೊರೆಯುವಂತಾಗುತ್ತದೆ. ಸ್ನೇಹಿತರೆ, ಇದೀಗ ನಾವು ಸಮತೋಲನ ಆಹಾರದ ಬಗ್ಗೆ ತಿಳಿದುಕೊಳ್ಳೋಣ. ನಮಗೆ ಬೇಕಾದ ಎಲ್ಲಾ ಪೌಷ್ಟಿಕಾಂಶಗಳನ್ನು ನಾವು ತೆಗೆದುಕೊಳ್ಳುವ ಆಹಾರದಲ್ಲಿ ದೊರಕಿದರೆ ಅದನ್ನೇ ಸಮತೋಲನ ಆಹಾರ ಎನ್ನುತ್ತಾರೆ. ಸಮತೋಲನ ಆಹಾರ ಸೇವಿಸುವುದರಿಂದಲೇ ಆರೋಗ್ಯವಾಗಿರುವುದು ಸಾಧ್ಯ. ಸ್ಥಳೀಯವಾಗಿ ಸಿಗುವ ಆಹಾರದ ಆಯ್ಕೆಯಿಂದಲೇ ಸಮತೋಲನ ಆಹಾರ ಪಡೆಯಬಹುದು. ಪ್ರತಿದಿನ ನಾವು ಸೇವಿಸುವ ಆಹಾರ ಪದಾರ್ಥಗಳಲ್ಲಿ ಧಾನ್ಯಗಳು, ಬೇಳೆಕಾಳುಗಳು, ಹಾಲು ಮತ್ತು ಹಾಲಿನ ಉತ್ಪನ್ನಗಳು, ಹಸಿರು ಸೊಪ್ಪುಗಳು, ತರಕಾರಿಗಳು, ಹಣ್ಣುಗಳಲ್ಲಿ ಸ್ಥಳೀಯವಾಗಿ ದೊರಕುವ ಹಣ್ಣುಗಳಾದ ಬಾಳೆಹಣ್ಣು, ನಿಂಬೆಹಣ್ಣು, ಚಿಕ್ಕು ಹಣ್ಣು, ಹಲಸು, ಮಾವು ಇತ್ಯಾದಿ ಹಣ್ಣುಗಳ ಸೇವನೆ ಆರೋಗ್ಯಪೂರ್ಣ ಬದುಕಿಗೆ ಪರಿಣಾಮಕಾರಿಯಾಗುವಲ್ಲಿ ಸಂದೇಹವಿಲ್ಲ. ನಾವು ನಿತ್ಯವೂ ಸಮತೋಲನ ಆಹಾರ ಸೇವಿಸುವುದರಿಂದ ನಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ. ದೇಹಕ್ಕೆ ಬೇಕಾದ ಎಲ್ಲಾ ಪೋಷಕಾಂಶಗಳು ದೊರಕುತ್ತವೆ. ಅಪೌಷ್ಟಿಕತೆ ಹೋಗಲಾಡಿಸಬಹುದು. ದೇಹ ಕ್ಷೀಣಿಸುವುದಿಲ್ಲ, ಬೊಜ್ಜು ಬರುವುದಾಗಲಿ ಆಗುವುದಿಲ್ಲ. ಬೆಳೆಯುವ ಮಕ್ಕಳಿಗೆ, ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ಬೇಕಾಗುವ ಹೆಚ್ಚುವರಿ ಪೋಷಕಾಂಶ ದೊರಕುತ್ತದೆ. ಆಹಾರದಲ್ಲಿ ವೈವಿಧ್ಯತೆ ಇರುತ್ತದೆ. ಆತ್ಮೀಯರೇ, ಆಹಾರ ಕ್ರಮವನ್ನು ಆಯ್ಕೆ ಮಾಡುವಾಗ ಎಚ್ಚರಿಕೆಯಿಂದ ಆದಾಯಕ್ಕನುಗುಣವಾಗಿ ಗರಿಷ್ಠ ಮಟ್ಟದ ಪೌಷ್ಟಿಕತೆಯನ್ನು ಹೊಂದಲು ಬುದ್ಧಿವಂತಿಕೆಯಿಂದ ಆಹಾರ ಪದಾರ್ಥಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಮನೆಯಲ್ಲಿಯೇ ಸಣ್ಣ ಪುಟ್ಟ ಕೈತೋಟ ಮಾಡಿಕೊಂಡು ತರಕಾರಿ ಹಣ್ಣು ಗಿಡಗಳನ್ನು ಬೆಳೆಸಬಹುದು. ಮಾಂಸಾಹಾರಿಗಳಾಗಿದ್ದಲ್ಲಿ ಕೋಳಿ ಸಾಕಣೆ ಮಾಡಿ ಮೊಟ್ಟೆ ಮಾಂಸಗಳನ್ನು ಕುಟುಂಬದ ಆಹಾರಕ್ಕಾಗಿ ಬಳಸಬಹುದು. ಹಾಗೆಯೇ ವೈಯಕ್ತಿಕ ಸ್ವಚ್ಛತೆ, ಪರಿಸರ ಸ್ವಚ್ಛತೆ, ಅಡುಗೆ ಮಾಡುವ ಪಾತ್ರೆಗಳ ಸ್ವಚ್ಛತೆ, ಅಡುಗೆ ಮನೆ ಸ್ವಚ್ಛತೆ, ಇವೆಲ್ಲದರ ಬಗ್ಗೆ ಲಕ್ಷ್ಯ ವಹಿಸಿದಾಗ ಖಂಡಿತವಾಗಿಯೂ ನಮ್ಮ ಆರೋಗ್ಯ ನಮ್ಮ ಅಂಗಳದಲ್ಲಿ, ನಮ್ಮ ಅಂಗೈಯಲ್ಲಿ ಎಂದು ಖಡಾಖಂಡಿತವಾಗಿ ಹೇಳಬಹುದು. ಇನ್ನು ನಾವು ತೆಗೆದುಕೊಳ್ಳುವ ಆಹಾರ ಪದಾರ್ಥಗಳಲ್ಲಿ ಪೌಷ್ಟಿಕಾಂಶ ನಾಶವಾಗದಂತೆ, ಪೌಷ್ಟಿಕಾಂಶ ವೃದ್ಧಿಸುವಂತೆ ವಹಿಸಬೇಕಾದ ಕ್ರಮದ ಬಗ್ಗೆ ಕೆಲವು ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಆಯಾ ಋತುವಿನಲ್ಲಿ ಲಭ್ಯವಿರುವ ಹಣ್ಣು ತರಕಾರಿ ಬಳಸಿ, ಸ್ಥಳೀಯವಾಗಿ ಲಭ್ಯವಿರುವ ಹಸಿರೆಲೆ ತರಕಾರಿ ಬಳಸಿ. ಕತ್ತರಿಸುವ ಮುನ್ನ ತರಕಾರಿಗಳನ್ನು ಚೆನ್ನಾಗಿ ತೊಳೆಯಿರಿ. ಮುಚ್ಚಳ ಮುಚ್ಚ ಪಾತ್ರೆಗಳಲ್ಲಿ ತರಕಾರಿಗಳನ್ನು ಬೇಯಿಸಿ. ಆಹಾರವನ್ನು ನೊಣಗಳಿಂದ ದೂರವಿಡಿ. ಯಾವುದೇ ಆಹಾರವನ್ನು ತೆರೆದಿಡಬೇಡಿ. ಸುರಕ್ಷಿತವಾದ ನೀರನ್ನು ಕುಡಿಯಲು ಬಳಸಿ. ಅಯೋಡಿನ್ ಯುಕ್ತ ಉಪ್ಪನ್ನು ಬಳಸಿ. ಗಳಗಂಡ ರೋಗದಿಂದ ದೂರವಿರಿ. ಕುದಿಸಿದ ನಂತರ ಆಹಾರ ಪದಾರ್ಥಗಳಿಗೆ ಉಪ್ಪನ್ನು ಹಾಕಿ. ಇದರಿಂದ ಅಯೋಡಿನ್ ಅಂಶ ನಾಶವಾಗದಂತೆ ತಡೆಗಟ್ಟಬಹುದು. ದೇಹದಲ್ಲಿ ನೀರಿನಂಶ ಕಡಿಮೆ ಆಗುವುದರಿಂದ ತಲೆನೋವು ದಣಿವು ಕಾಣಿಸಿಕೊಳ್ಳುತ್ತದೆ. ದಿನಕ್ಕೆ ಕನಿಷ್ಠ ಪಕ್ಷ 2 ಲೀಟರ್ ನೀರನ್ನು ಸೇವಿಸಬೇಕು. ಮಿತಿ ಮೀರಿ ಯಾವುದೇ ಆಹಾರ ಪದಾರ್ಥಗಳನ್ನು ಕುದಿಸಬಾರದು. ಅನ್ನದ ಗಂಜಿ ತೆಗೆಯಬೇಡಿ, ಇಂಗಿಸಿ. ಸಮತೋಲನ ಆಹಾರ ಸರ್ವ ರೋಗಕ್ಕೆ ಪರಿಹಾರ. ಆರೋಗ್ಯವಂತ ದೇಹಕ್ಕಾಗಿ ಪ್ರತಿದಿನ ವ್ಯಾಯಾಮ ಮಾಡಿ, ಹಿತಮಿತವಾದ ಆಹಾರ ಸೇವಿಸಿ, ದೀರ್ಘಕಾಲ ಜೀವಿಸಿ.
1: ಇದುವರೆಗೆ ಆಹಾರ ಮತ್ತು ಆರೋಗ್ಯ ಈ ಕುರಿತು ಮಾಹಿತಿ ನೀಡಿದವರು ಸುಧಾ ಜೋಶಿ. ಈಗ ಕೇಳಿ ಬಿಕೆ ಸುಮಿತ್ರಾ ಹಾಡಿರುವ ಜನಪದ ಗೀತೆ.

0: ಲೋಕ. ಸವಿತಾ ನಾಗಭೂಷಣ ಅವರ ಕಾದಂಬರಿ ಸ್ತ್ರೀಲೋಕದ ನಿರೂಪಣೆ. ಅಂಟುರೋಗ.
1: ಅರೆ ಅಮ್ಮ, ಯಾವಾಗ ಬಂದ್ರಿ?
2: ಈಗ ಬಂದೆ. ಶೋ ರಾಮ,
1: ರಾಜಲಕ್ಷ್ಮಿಲಿ ಬಂದ್ರ?
3: ರಾಜಲಕ್ಷ್ಮಿ ನಿಂತೋಗಿದೆ ಕಣೆ, ಅದ್ಯಾವುದೋ ಗೀತಾಂಜಲಿ ಅಂತೆ ಸುತ್ತಾಡ್ಕೊಂಡ್ ಬಂದ.
1: ಅಮ್ಮ ಕೈಕಾಲ್ ತೊಳ್ಕೋ, ಕಾಫಿಗೆ ಇಡ್ತೀನಿ, ದೋಸೆ ಹಿಟ್ಟು ಇದೆ. ಒಂದು ಕಾಗದ ಬರಿಬಾರ್ದಿತ್ತ? ಏನೆಲ್ಲ ಹೊತ್ಕೊಂಡು ಈ ಬಿಸ್ಲಲ್ಲಿ.
3: ಆ ರತ್ನಮ್ಮನ್ ಮಗಳು ಕುಮಾರಿ ಇದ್ದಾಳಲ್ವಾ, ಅವಳನ್ನ ಇಲ್ಲೇ ನಂದಿನಿ ಹಾಸ್ಪಿಟಲ್ ನಲ್ಲಿ ತೋರಿಸ್ಬೇಕಾಗಿತ್ತು.
1: ಏನಾಗಿತ್ತು?
3: ರತ್ನಮ್ಮ ನಾನು ಇಬ್ರು ಬಂದ್ವಿ. ರತ್ನಮ್ಮ ಅತ್ಲಾಗ್ ಹೋದ್ರು, ನಾನು ಇತ್ಲಾಗ್ ಬಂದೆ. ಸಂಜೆ ಹೊರಟ್ ಬಿಡ್ತೀನಿ.
1: ಪುಷ್ಪನ ಕರ್ಕೊಂಡ್ ಬರ್ಬೇಕಿತ್ತು.
3: ಮನೇಲಿ ಯಾರಾದ್ರೂ ಬೇಕಲ್ಲ ಸುಮಾ, ನಿಮ್ಮ ಅಪ್ಪಾಜಿಗೆ

0: ಇತ್ತೀಚೆಗೆ ಅಷ್ಟು ಸುಖ ಇಲ್ಲ, ವಾತ ಜಾಸ್ತಿ ಆಗಿದೆ ಅಲ್ವಾ?
1: ಹೇಳಮ್ಮ, ಕೈ ಕಾಲು ತೊಳ್ಕೊಳ್ಳಿ.
0: ಅಲ್ವೇ ನಿಮ್ಮ ಅತ್ತಿ
1: ಶಂಕ್ರತೆ ಬಂದಿದ್ರು.
0: ಓ,
1: ಅವರ ಜೊತೆ 4 ದಿನ ಅಂತ ಮಂಚಾಲಿಗೆ ಹೋದವರು ಇನ್ನೂ ಬಂದೇ ಇಲ್ಲ.
0: ಓಹೋ,
1: ಅಲ್ಲಿಂದಾನೇ ಊರಿಗೆ ಹೋದ್ರು, ಗೊತ್ತಿಲ್ಲ. ಶಂಕ್ರತೆ ಉಡುಪಿಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ರು. ಅವರ ಜೊತೆಗೇನೆ ಉಡುಪಿಗೆ ಹೋದ್ರು ಏನೋ ಅದೂ ತಿಳಿಲಿಲ್ಲಮ್ಮ.
0: ಅದ್ಯಾಕೆ ನಿಮ್ಮನೆಯಲ್ಲಿ ನಿಮ್ಮ ಸರಿಯಾಗಿ 4 ದಿನನೂ ಉಳಿಯೋದಿಲ್ಲ? ಮಗಳೇ ಹೆಚ್ಚೋ ಅವರಿಗೆ.
1: ಇರ್ಲಿ ಬಿಡಮ್ಮ, ಅವರಿಗೆ ಎಲ್ಲಿ ಹಿತ ಆಗುತ್ತೋ ಅಲ್ಲೇ ಇರ್ಲಿ. ಅವಳಿಗೂ ಮಗು ಸಣ್ಣದಲ್ಲ.
0: ಹಾಗಲ್ಲ, ಎಷ್ಟಾದ್ರೂ ಮಗಳು ಮಗಳೇ ಕಣೆ, ಮಗ ಮಗನೇ. ಮಗಳ ಮನೆಯಲ್ಲಿ ಜಾಸ್ತಿ ದಿನ ಇದ್ರೆ ಸಸಾರ ಆಗ್ಬಿಡುತ್ತೆ.
1: ಅದನ್ನ ನಾನ್ ಹೇಗೆ ಹೇಳೋದ?
0: ಪ್ರಕಾಶ ಎಲ್ಲಿ?
1: ಇನ್ನೆಲ್ಲಿಗೆ? ಅಂಗಡಿಗೆ.
0: ತಗೋ, ಸ್ವಲ್ಪ ಹಪ್ಪಳ ಇದೆ, ಉಪ್ಪಿನಕಾಯಿ ತಂದಿದ್ದೀನಿ. ಉಪ್ಪಿನಕಾಯಿ ತುಂಬಾ ಹೊಸ್ತು ಕಣೆ, 4 ದಿನ ಕಳಿಬೇಕು.
1: ಮಾವಿನಕಾಯ್ದಾ?
0: ಇದ್ರಲ್ಲಿ ಸ್ವಲ್ಪ ಮಾವಿನಕಾಯಿ ತೊಕ್ಕಿದೆ. ಮತ್ತೆ ನೀರ್ ಮುಟ್ಟಿಸ್ಬೇಡ, ಗೊತ್ತಾಯ್ತಾ?
1: ಕುಮಾರಿಗೆ ಏನಾಗಿದೆ ಅಮ್ಮ? ಬಸುರಿನ?
0: ಅಲ್ಲ ಕಣೆ, ಅದೊಂದ್ ದೊಡ್ಡ ಕತೆ. ಪಾಪ ರತ್ನಮ್ಮನ್ ಗ್ರಹಚಾರ.
1: ಯಾಕಮ್ಮ?
0: ಹೆಂಗಿತ್ತು ಹುಡುಗಿ, ಹೆಂಗಾಗಿದೆ ಅಂದ್ರೆ, ಆ ಕುಮಾರಿ ಗಂಡ ಇದಾನಲ್ಲ, ಅವನ್ ಬುದ್ಧಿ ಅಷ್ಟು ಸರಿ ಇಲ್ಲ.
1: ಏ, ನಾ ನೋಡಿಲ್ವಾ, ಒಳ್ಳೆಯವನಿದ್ದಂಗೆ ಕಾಣ್ತಾನಲ್ವಾ?
0: ನೋಡೋಕಾಗಿದ್ದಾನೆ ಸುಮ್ಮ ಅಷ್ಟೇ, ಗುಮ್ಮನ್ ಗುಸ್ಕ. ಅದೆಲ್ಲಿಗೆ ಹೋಗ್ತಾನೋ, ಇವಳಿಗೂ ರೋಗ ತಂದು ಅಂಟಿಸಿದಾನೆ.
1: ಓ,
0: ಊರಲ್ಲಿ ತೋರಿಸಿದ್ರೆ ಗುಲ್ಲಾಗುತ್ತೆ ಅಂತ ಇಲ್ಲಿಗೆ ಬಂದ್ವಿ. ಈಗಂತೂ ಕುಮಾರಿ ಒಳ್ಳೆ ಹಂಚಿ ಕಡ್ಡಿ ತರ ಆಗಿದ್ದಾಳೆ.
1: ಅಯ್ಯಯ್ಯೋ, ಮೊದಲು ಸ್ವಲ್ಪ ಹಾಗೆತಾನೆ ಇದ್ದಿದ್ದು,
0: ಈಗ ನೋಡ್ಬೇಕು ಸುಮ ಗುರ್ತೇ ಸಿಗಲ್ಲ. ಮೈಯಲ್ಲಿ ಒಂದು ಚಟಾಕು ರಕ್ತನೂ ಇಲ್ಲ.
1: ಅವನ್ಗೆ ಅಕ್ಕಮ್ಮ ಅಂತ ಬುದ್ಧಿ ಬಂತು?
0: ಅವನು ಒಳ್ಳೆ ಕಟ್ಟು ಮಸ್ತಾಗಿದ್ದಾನೆ, ಇವಳು ಗುಬ್ಬಚ್ಚಿ.
1: ಹಾಗಂತ
0: ಅದ್ಯಾವುದು ಔಷಧಿ ಕಂಪನಿಲಿ ಕೆಲ್ಸವಂತೆ, ಊರೂರು ಸುತ್ತಾ ಇರ್ತಾನೆ. ಕುಮಾರಿನೂ 2 ವರ್ಷದಿಂದ ವಿಷಯ ಮುಚ್ಚಿಟ್ಟು ಅನುಭವಿಸ್ಕೋತಾನೆ ಬಂದಿದ್ದಾಳೆ ಸ್ವ.
1: ಅಯ್ಯಯ್ಯೋ,
0: ಈಗ ಕಾಯಿಲೆ ಜಾಸ್ತಿ ಆಗಿ ಬೇರೆ ದಾರಿನೇ ಇಲ್ಲ ಅಂತ ಗೊತ್ತಾದಾಗ ಅವ್ರ ಅವ್ವನಿಗೆ ಹೇಳಿದಾಳೆ. ರತ್ನಮ್ಮ ಕುಮಾರಿನ ತನ್ನ ಮನೆಗೆ ಕರ್ಕೊಂಡು ಬಂದು 6 ತಿಂಗಳು ಮೇಲಾಯ್ತು. ಅದ್ಯಾವುದೋ ನಾಟಿ ಔಷಧನ ಕೊಡಿಸ್ತಾ ಇದ್ಲು. ನಾನೇ ಆಮೇಲೆ ಇಲ್ಲಿಗೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಬಂದೆ.
1: ಡಾಕ್ಟರ್ ಏನಂದ್ರು?
0: ಡಾಕ್ಟರ್ ಏನು ಅಂದಿರ್ಲಿಲ್ಲ, ನಾನು ಸುಮಿ ಹತ್ರ ಹೋಗಿ ಬರ್ತೀನಿ, ನೀವಿಲ್ಲೇ ಇರಿ ಅಂತ ಹೇಳಿ ಇತ್ಲಾಗ್ ಬಂದೆ.
1: ಅದು ಅಂಟ್ರೋಗನ ಅಮ್ಮ?
0: ಓ, ಗಂಡ ಹೆಂಡತಿ ಕೂಡ್ಬಾರ್ದು.
1: ಮತ್ತೆ ಅವನಿಗೆ ಏನು ಆಗಿಲ್ವಾ?
0: ಅವನು ದಿನಾಲು ಮಾತ್ರೆ ನುಂಗ್ತಾನಂತೆ, ಮುಲಾಮು ಹಚ್ಕೋತಾನಂತೆ. ಕುಮಾರಿಗೆ ಮೊದಲು ಅವನೇ ಇದನ್ನ ಇವಳಿಗೆ ಹತ್ತಿದ್ದು ಅಂತ ಗೊತ್ತಾಗಿಲ್ಲ. ಏನೋ ಆಗಿದೆ, ಏನೋ ಆಗಿದೆ ಅಂತ ಅನುಭವಿಸ್ಕೊಳ್ತಾನೆ ಇದ್ಲು. ಆಮೇಲೆ ನೋಡಿದ್ರೆ ಇದು ಅವಂದೇ ಪ್ರಸಾದ. ಒಳ್ಳೆ ಕೆಂಜಿರುವೆ ಕಡಿದ ಹಾಗ ಆಗುತ್ತಂತೆ, ಬೆಳ್ಳಗೆ ಅಂಟಾದ ನೀರು ಬೇರೆ ಸೋರುತ್ತಂತೆ. ಇಂಥದನ್ನ ಬಾಯಿ ಬಿಟ್ಟು ಹೇಳೋದ್ ಭಾರಿ ಕಷ್ಟ ಸುಮ.
1: ಈಗ ಅವಳ ಏನಂತಾನಂತೆ?
0: ಏನಂತಾನೆ, ನೀನ್ ಸರಿಯಾಗಿದ್ದಿದ್ರೆ ನಾನ್ ಯಾಕೆ ಹೋಗ್ತಾ ಇದ್ದೆ ಅಂತ ಹೇಳ್ತಾನಂತೆ. ಎಲ್ಲ ನಿನ್ನಿಂದ ಅಂತ ಕುಮಾರಿ ಮೇಲೆ ಗೂಬೆ ಕೂರಿಸ್ತಂತೆ.
1: ಪಾಪ ಅಲ್ವೇನಮ್ಮ,
0: ಕುಮಾರಿನೂ ಅಷ್ಟು ಚುರುಕು ಹುಡುಗಿ ಅಲ್ಲ ಸುಮ, ಅದಕ್ಕೂ ಅಷ್ಟು ಛಾತಿ ಇಲ್ಲ. ನಾನು ವಾಪಸ್ ಗಂಡನ್ ಮನೆಗೆ ಹೋಗೋದಿಲ್ಲ ಅಂತ ಹೇಳ್ತಾಳಂತೆ.
1: ಪಾಪದು.
0: ಕುಮಾರಿ ಗಂಡ 6 ತಿಂಗಳಾಯ್ತಂತೆ ಈ ಕಡೆ ಮುಖನೇ ಹಾಕ್ಲಿಲ್ಲ. ಊರ್ನಲ್ಲಿ ಎಲ್ಲ ಕೇಳ್ತಾ ಇದ್ದಾರೆ, ಏನ್ ಮಾಡೋಕು ತೋಚ್ತಾ ಇಲ್ಲ. ರತ್ನಮ್ಮ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ.
1: ಅದೇ, ಮತ್ತೆ ಪಾಪ ಅವರಾದ್ರೂ ಏನ್ ಮಾಡ್ತಾರೆ ಹೇಳು.
0: ಅದಕ್ಕೆ ನಾನು ರತ್ನಮ್ಮನಿಗೆ ಹೇಳ್ಕೊಟ್ಟೆ, ಕುಮಾರಿಗೆ ಮೈ ಇಳಿತು, ಅದಕ್ಕೆ ಆರೈಕೆಗೆ ಇಟ್ಕೊಂಡಿದ್ದೀನಿ ಅಂತ ಹೇಳು, ಜನ ಬಾಯಿ ಮುಚ್ಕೋತಾರೆ ಅಂತ ಹೇಳಿದೆ.
1: ಅಲ್ಲ ಕಣಮ್ಮ, ಇವಳ ರೋಗ ವಾಸಿ ಆಯ್ತು ಅಂತ ಇಟ್ಕೋ, ಮತ್ತೆ ಅವನು ಗಂಟಿಸಿದ್ರೆ?
0: ಅದನ್ನೇ ಆ ಹುಡುಗಿನೂ ಹೇಳ್ತಾ ಇದೆ, ಒಳ್ಳೆ ಸಂಬಂಧ ಅಂತ ಕುಣ್ಕೋತ ಮಾಡಿದ್ರು. ಈಗ ನೋಡಿದ್ರೆ ಮದುವೆ ಆಗಿ ನೆಟ್ಟಗೆ 2 ವರ್ಷನೂ ಆಗಿಲ್ಲ.
1: ಅವನು ಒಳ್ಳೆ ಬುದ್ಧಿ ಬರ್ಬೇಕು ಅಷ್ಟೇ. ಇನ್ನೇನ್ ಸಮಾಚಾರ ಅಮ್ಮ ಊರ ಕಡೆ?
0: ಆ ವಿಠೋಬನ್ ಮಗಳು ವಂದನಾಗೆ ಮದುವೆ ಆಯ್ತು ಸುಮ.
1: ಓ ಹೌದಾ, ಯಾವಾಗ, ಯಾರು ಹುಡುಗ?
0: 2ನೇ ಸಂಬಂಧ. ದುಡ್ಡು ಕಾಸು ಚೆನ್ನಾಗಿದೆ, ಆದ್ರೆ ಹುಡುಗನಿಗೆ ವಯಸ್ಸಾಗಿದೆ ಕಣೆ.
1: ಅದ್ಯಾಕಮ್ಮ ಕಾದು ಕಾದು ಕೊನೆಗೂ?
0: ನಿಂಗ್ ಗೊತ್ತಿಲ್ವಾ, ಕಂಡೀಷನ್ ಮೇಲೆ ಕಂಡೀಷನ್. ಹುಡುಗ ಓದಿರ್ಬೇಕು, ಕೆಂಪಗಿರ್ಬೇಕು, ಕಾರ್ ಇರ್ಬೇಕು, ಬಂಗ್ಲೆ ಇರ್ಬೇಕು, ಜಬರ್ದಸ್ತ್ ಕೆಲ್ಸದಲ್ಲಿ ಇರ್ಬೇಕು.

0: ಗಿಣಿಗೆ ಹೇಳಿದ ಹಾಗೆ ಊರವರೆಲ್ಲ ಹೇಳಿದ್ರು ಒಂದೇ ಪಟ್ಟು.
1: ಏನು
0: ಇವಳ ಕಂಡೀಷನ್ಗಳಿಗೆಲ್ಲ ಹೆದರಿ ವಿಟ್ಟೋಬಣ್ಣ ನಾವು ಸಂಬಂಧಿಕರು ವರ ತೋರಿಸೋದನ್ನೇ ಬಿಟ್ಬಿಟ್ರು.
1: ಈಗ ಎಷ್ಟು ವಯಸ್ಸು ಅವಳಿಗೆ?
0: 35 ಇರ್ಬೇಕು.
1: ಹುಡುಗನಿಗೆ
0: ಬಿಟ್ಟೋಬಣ್ಣ 40 ಅಂತ ಹೇಳಿದ್ರು. 45 ಮೇ ಆಗಿದೆ ಅನ್ಸುತ್ತೆ. ಎಂತೆಂತ ಸಂಬಂಧ ಬಂದಿತ್ತು, ಎಲ್ಲಾನು ಬೇಡ ಬೇಡ ಅಂತ ಈಗ ಹೀಗಾಯ್ತು ನೋಡು.
1: ಅತೀ ಆಸೆ ಗತಿಗೇಡು. ದೋಸೆ ತಗೊಳ್ಳಿ.
0: ಮೊನ್ನೆ ವಂದನ ಮನೆಗ್ ಬಂದಿದ್ಲು ಗೊತ್ತಾ, ಪುಷ್ಪನ್ ಹತ್ರ ಹೇಳ್ತಾ ಇದ್ಲು, ನಂತರ 108 ಕಂಡೀಷನ್ ಹಾಕ್ತಾ ಕೂರ್ಬೇಡ, ಒಳ್ಳೆ ಕಡೆ ಸಂಬಂಧ ಸಿಕ್ಕಿದ್ರೆ ಮದುವೆ ಆಗ್ಬಿಡು ಅಂತ. ಇತ್ತೀಚೆಗೆ ಅವಳ ಸ್ಥಿತಿ ಹೇಗಾಗಿತ್ತು ಅಂದ್ರೆ ಸುಮ, ಯಾವ ಗಂಡಸು ಸಿಕ್ಕಿದ್ರು ಮದುವೆ ಆದ್ರೆ ಸಾಕು ಅನ್ನೋ ಹಾಗಿತ್ತು.
1: ಆಸೆ ಪಡೋದೇನು ತಪ್ಪಲ್ಲ, ಆದ್ರೆ ಮಿತಿ ಮೀರಿದ್ರೆ ಕಷ್ಟ ನೋಡು.
0: ಪುಷ್ಪಂದು ಒಂದೆರಡು ಕಡೆ ಜಾತಕ ಕೊಟ್ಟಿದ್ದೀನಿ, ಕೂಡಿ ಬಂದ್ರೆ ಮಾಡಿ ಬಿಡೋದೆ. ಯಾವಾಗ ನೋಡಿದ್ರು ಕತೆ ಪುಸ್ತಕ ಓದ್ಕೊಂಡು ಕೂತಿರ್ತೆ, ಹೇಳಿದ ಮಾತನ್ನ ಒಂದು ಕೇಳೋದಿಲ್ಲ ಸುಮ. ಊದ್ಲನ್ನ ಕತ್ತರಿಸಿ ಗೇಣುದ್ದ ಮಾಡ್ಕೊಂಡ್ ಬಿಟ್ಟಿದ್ದಾಳೆ. ಹುಬ್ಬನ್ನು ಅಷ್ಟೇ ಇಕ್ಕಳ ತಗೊಂಡು ಕೂದ್ಲು ಕೀಡಾ ಇರ್ತಾಳೆ.
1: ಹೋಗ್ಲಿ ಬಿಡಮ್ಮ, ಈಗ ಅದನ್ನ ಎಲ್ರೂ ಮಾಡ್ತಾರೆ. ಹಿಂದಿನ ತರ ಅಲ್ಲ, ಈಗಿನ ಕಾಲದಲ್ಲಿ ಹುಡುಗಿರು ಶೋಕಿ ಆದ್ರೆ ಹುಡುಗರು ಒಪ್ಪೋದು. ಗೌರವಂತರ ಇದ್ರೆ ಯಾರು ಮೋಸಿ ನೋಡಲ್ಲ ನೋಡು. ಬರೀ ಮಾತಾಡ್ತಾನೆ ಕೂತ್ರಲ್ಲ, ದೋಸೆ ಹಾಗೆ ಇದೆ ತಟ್ಟೆಲಿ ನೋಡು.
0: ಇದೇನೆ ದೋಸೆ, ಇಷ್ಟು ಗಟ್ಟಿ ಮಾಡಿದ್ಯಾ?
1: ನೀನ್ ರುಬ್ಬೇಕಾದ್ರೆ ಅವಲಕ್ಕಿ ಹಾಕೋಕೆ ಮರ್ತು ಬಿಟ್ಟೆ.
0: ಅಯ್ಯೋ ಪ್ರಕಾಶ ಸುಮ್ನೆ ಇದ್ನ?
1: ಒಳ್ಳೆ ಪುಸ್ತಕದ ರಟ್ಟು ಇದ್ದ ಹಾಗೆ ಇದೆ ಅಂತ ಬೈದು ತಿಂದ್ರು.
0: ಅಡಿಗೆ ಮಾಡ್ಬೇಕ್ರೆ ಗಮನ ಇರ್ಬೇಕು ಕಣೆ, ನಿಮ್ಮ ಅಪ್ಪಾಜಿ ಆಗಿದ್ರೆ ತಟ್ಟೆನ ತೆಗೆದು ನನ್ನ ಮುಖದ ಮೇಲೆ ಎಸಿತಾ ಇದ್ರು.
1: ನಿನ್ನ ಅಳಿಯ ಅಪ್ಪಾಜಿ ತರ ಅಲ್ಲ ಕಣಮ್ಮ,
0: ಅದಕ್ಕೆ ಗಮನನೇ ಇರಲ್ಲ.
1: ಏ ಹೋಗಮ್ಮ, ಮಾಡಿ ಮಾಡಿ ಬೇಜಾರು ಹಿಡ್ದೋಗಿದೆ
0: ಅಲ್ವೇ. ಇರೋದು 3. ನಮ್ ತರ ತುಂಬಿದ ಮನೆಯಲ್ಲಿ ಗಾಣದ ಎತ್ತುದ ಹಾಗೆ ದುಡಿದ್ರೆ ಗೊತ್ತಾಗ್ತಿತ್ತು ನಿಂಗೆ.
1: ಏ ಹೋಗಮ್ಮ, ಅವೆಲ್ಲ ನಿಮ್ಮ ಕಾಲಕ್ಕಾಯ್ತು, ನೀವು ಎತ್ತುಗಳ ತರ ಇದ್ರಿ, ಅದಕ್ಕೆ ದುಡಿಸ್ತಾ ಇದ್ರು.
0: ರಂಗಣ್ಣನ್ ಮಗಳು ಮುಕ್ತ ಇದಲ್ಲ?
1: ಹೌದು.
0: ಓಡಿ ಹೋದ್ಲು ಗೊತ್ತೇನೆ ಸುಮ.
1: ಅದ್ಯಾಕಮ್ಮ ಹೀಗಂತೀಯ? ಪುಷ್ಪ ನಂಗೆ ಕಾಗದ ಬರ್ದಿದ್ಲು ಕಣಮ್ಮ, ಹುಡುಗ ತಹಸೀಲ್ದಾರಂತೆ, ಹುಡುಗ ತುಂಬಾ ಚೆನ್ನಾಗಿದ್ನಂತೆ, ರಂಗಣ್ಣ ತಿಪ್ಪರ್ಲಾಗ ಹಾಕಿದ್ರು, ಇಂಥ ಹುಡುಗ ಸಿಗ್ತಾ ಇದ್ನ?
0: ಏ ಹೀಗಂತೀಯನೇ, ಮಾಂಸ ಮಡ್ಡಿ ಎಲ್ಲ ತಿಂತಾರೆ, ಜಾತಿ ಬೇರೆ. ರಂಗಣ್ಣ ಹಾರಾಡ್ತಾ ಇದ್ದ, ಒಂದ್ ರೀತಿಯಲ್ಲಿ ಸಮ ಆಯ್ತು ಬಿಡು.
1: ಈಗಿನ ಕಾಲದಲ್ಲಿ ಯಾರ್ ತಿನ್ನಲ್ಲ ಹೇಳು?
0: ಆದ್ರೂ ಆಚಾರ ವಿಚಾರ.
1: ಏ ಬಿಡಮ್ಮ, ಈಗಿನವರು ಅದನ್ನೆಲ್ಲ ಯಾರು ಇಟ್ಕೊಂಡಿದ್ದಾರೆ ಹೇಳು? ಅವಳಿಗೆ ಇಷ್ಟ ಆಯ್ತು ಮಾಡ್ಕೊಂಡಿದ್ದಾಳೆ, ಇವ್ರೇನಿಂತು ಮಾಡಿದ್ರೆ ಅವಳು ಯಾಕೆ ಓಡಿ ಹೋಗ್ತಾ ಇದ್ಲು? ಅಲ್ಲ ರಣ್ಣ ಅಷ್ಟು ವರ್ಷದಿಂದ ಹುಡುಕ್ತಾ ಇದ್ರಲ್ಲ, ಎಲ್ಲಾದ್ರೂ ವರ ಸಿಕ್ಕಿದ್ನ? ಸಿಕ್ಕಿದ್ದಿದ್ರು 1-2 ಲಕ್ಷ ಕೊಡದೆ ಇದ್ದಿದ್ರೆ ಮದ್ವೆ ಆಗ್ತಾ ಇತ್ತ ಹೇಳು? ಈಗ ನೋಡಿ, 1 ಪೈಸೆ ಖರ್ಚು ಇಲ್ಲ, ಜಾತಿ ಏನಿದೆ ಅದ್ರಲ್ಲಿ, ಮಣ್ಣು, ಅದನ್ನೆಲ್ಲ ನಾವು ಮಾಡ್ಕೊಂಡಿರೋದು. ನಾನಂತೂ ಮುಕ್ತ ಮಾಡಿದ್ದನ್ನ ಸಪೋರ್ಟ್ ಮಾಡ್ತೀನಿ, ಏನಂತಿ?
0: ನನ್ಗೆ ಅವೆಲ್ಲ ಹಿಡ್ಸಲ್ಲ ಸುಮ, ಪ್ರಾಣ ಬಿಟ್ರು ಸಮ.
1: ಪುಷ್ಪ ಬರ್ದಿದ್ಲು, ರಂಗಣ್ಣವರು ಮಗಳು ಅಳಿಯನ್ನ ಹಬ್ಬಕ್ಕೆ ಕರೆಸಿಕೊಂಡಿದ್ದಾರಂತಲ್ಲ.
0: ಪುಷ್ಪ ಇನ್ನೆಂದು, ಮುಕ್ತ ಹೇಳಿದೆಲ್ಲ ಅವಳಿಗೆ ವೇದವಾಕ್ಯ. ಇದು ಅದ್ರ ತರ ಓಡಿ ಹೋಗ್ದಿದ್ರೆ
1: ಸುಮ್ನಿರಮ್ಮ, ಯಾಕೆ ಹಿಂಗರ್ತೀಯ?
0: ಹೆತ್ತು ಹೊತ್ತು ಸಾಕೋದೆಲ್ಲ ಇಂಥವನ್ನ ಅನುಭವಿಸೋಕೆ ಬಿಡು.
1: ಬೇಗ ಅಡಿಗೆ ಮಾಡಿ ಬಿಡ್ತೀನಿ, ಊಟ ಮಾಡ್ಕೊಂಡೆ ಹೋಗು.
0: ಪಾಪ ರತ್ನಮ್ಮ ಹೊಟ್ಟೆಗೆ ಏನಾದ್ರೂ ತಿಂದಿರ್ತಾರೋ ಇಲ್ವೋ, ಇಷ್ಟೊತ್ತಿಗೆ ಡಾಕ್ಟರ್ ಬಂದಿದ್ರೆ ಸಾಕಪ್ಪ.
1: ಅಮ್ಮ ಹೀಗೆ ಮಾಡು, ಅವರಿಬ್ಬರನ್ನೂ ಇಲ್ಲಿಗೆ ಕರ್ಕೊಂಡ್ ಬಾ, ಅಷ್ಟೊತ್ತಿಗೆ ನಾನು ಎಲ್ರಿಗೂ ಅಡಿಗೆ ಮಾಡಿ ಇಟ್ಟಿರ್ತೇನೆ.
0: ಹಾಗಂತೀಯನೆ?
1: ಪಾಪ ಅವರು ಅಲ್ಲಿಗೆ ಹೋಗ್ಬೇಕು ಹೇಳು.
0: ಹಾಗೆ ಮಾಡು ಸುಮ, ನಾನು ಸರ್ ಅಂತ ಹೋಗಿ ಕರ್ಕೊಂಡ್ ಬರ್ತೀನಿ. ನಿನ್ ಗಂಡ ಏನು ಅನ್ನಲ್ಲ ತಾನೆ?
1: ಒಳ್ಳೆ ಕತೆ, ನಿನ್ನ ಅಳಿಯ ಅಂತವ್ರಲ್ಲಮ್ಮ, ಇವರಿಗೆ ಊಟ ಹಾಕೋದ್ರಿಂದ ಅವರಿಗೇನು ಬಡತನ ಬಂದ್ಬಿಡತ್ತ?
0: ಹಾಗಲ್ಲ ಸುಮ, ಕಾಯಿಲೆ ಕಸಾಯಿ
1: ಏನಾಗಲ್ಲಮ್ಮ, ಕರ್ಕೊಂಡ್ ಬಾ ನೀನು.
0: ಸರಿ ನಾನು ಬೇಗ ಹೋಗಿ ಬಂದ್ಬಿಡ್ತೀನಿ. ನಿನ್ನ ಅಪ್ಪನಿಗೆ ಈ ವಿಷಯ ಗೊತ್ತಿಲ್ಲ, ಸಂಜೆ ಒಳಗೆ ನಾನು ಮನೆಯಲ್ಲಿ ಇರ್ಬೇಕು.
1: ಸರಿ.
2: ಇದುವರೆಗೆ ಸವಿತಾ ನಾಗಭೂಷಣ ಅವರ ಕಂಬರಿ ಸ್ತ್ರೀಲೋಕದ ನಿರೂಪಣೆ ಕೇಳಿದಿರಿ. ನಿರೂಪಿಸಿದವರು ಶುಭದಾ ಡಿ ರೈ, ಮಮತಾ ನವೀನ್ ಶೆಟ್ಟಿ.

0: ನಳಪಾಕ. ಭಾಗವಹಿಸುತ್ತಾರೆ ಶಾಂತಪ್ಪ ಬಾಬು. ಕೇಳುಗರೆ ನಮಸ್ಕಾರ, ನಳಪಾಕ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ಶಾಂತಪ್ಪ ಬಾಬು. ಇವರು ಮಂಗಳೂರಿನಲ್ಲಿ ಟ್ರಾಫಿಕ್ ಪೊಲೀಸ್ ಆಗಿದ್ದಾರೆ. ಪ್ರಸ್ತುತ ಸಂಚಾರ ದಕ್ಷಿಣ ಪೊಲೀಸ್ ಠಾಣೆ ನಾಗುರಿಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿದ್ದಾರೆ. ಬರೀತಾರೆ, ಹಾಗೆ ಅನೇಕ ಕವನಗೋಷ್ಠಿಗಳಲ್ಲಿ ಭಾಗವಹಿಸ್ತಾರೆ. ಹಾಗೆಯೇ ಅವರು ಒಂದು ಪುಸ್ತಕವನ್ನ ಹೊರತಂದಿದೆ, ಮಜಾ ಮಜಾ ಟ್ರಾಫಿಕ್. ಬನ್ನಿ, ಅವರನ್ನ ಇವತ್ತು ಈ ಕಾರ್ಯಕ್ರಮದಲ್ಲಿ ಮಾತನಾಡಿಸೋಣ. ಸಂಚಾರಿ ಪೊಲೀಸ್ ಅಂತ ಹೇಳಿದ್ರಿ, ತುಂಬಾ ಒಂದು ಒತ್ತಡದ ಕೆಲಸ ಅಂತ ಈಗ ಹೊರಗಿನ ನೋಡಿದ್ರೆ ಅನ್ಸುತ್ತೆ. ಯಾಕಂದ್ರೆ ಈಗ ನಾವು ನೋಡ್ತೇವೆ ಎಲ್ಲ, ಈಗ ರೋಡ್ ಅಲ್ಲಿ ನೋಡುವಾಗ ಅಷ್ಟು ಹೊಗೆ ಧೂಳು, ಇದರ ಮಧ್ಯೆ ನಿರಂತರವಾಗಿ ಕೆಲಸ ಮಾಡಬೇಕಾಗುತ್ತೆ ಈ ಟ್ರಾಫಿಕ್ ಪೊಲೀಸ್ ಅಂದ್ರೆ. ನಿಮ್ಮ ದಿನಚರಿಯಿಂದ ಒಂದು ದಿನವನ್ನ ತಗೊಂಡ್ರೆ ಹೇಗಿರುತ್ತೆ ಸರ್?
1: ಡ್ಯೂಟಿ ಅಂದ್ರೆ ನಮ್ಗೆ 8 ಗಂಟೆ ಸ್ಟಾರ್ಟ್ ಆಗುತ್ತೆ, ರಾತ್ರಿ 9 ಗಂಟೆ ತನಕ ಡ್ಯೂಟಿ ಇರ್ತದೆ. ಅದರಲ್ಲಿ 2 ಶಿಫ್ಟ್, ಒಂದು ಶಿಫ್ಟ್ ಬೆಳಿಗ್ಗೆ 8 ಗಂಟೆ ಸ್ಟಾರ್ಟ್ ಆದ್ರೆ 2 ಗಂಟೆ ತನಕ, 2 ಗಂಟೆ ಸ್ಟಾರ್ಟ್ ಆದ್ರೆ 9 ಗಂಟೆ ತನಕ. ಒಂದು ದಿವಸ ಬೆಳಿಗ್ಗೆ 8 ರಿಂದ 2 ಬಂದ್ರೆ ಮರುದಿವಸ 2 ರಿಂದ 9 ಗಂಟೆ ಬರ್ತೇವೆ. ಶಾರ್ಪ್ ಆಗಿ 8 ಗಂಟೆ ಪಾಯಿಂಟ್ ಅಲ್ಲಿ ಇರ್ಬೇಕಾಗುತ್ತೆ, ಯಾಕಂದ್ರೆ ಬೆಳಿಗ್ಗಿನ ಪೀಕ್ ಅವರ್ಸ್ ಅಲ್ಲಿ ನಾವು ಇಲ್ಲದೆ ಇದ್ರೆ ಟ್ರಾಫಿಕ್ ಜಾಮ್, ಅದು ಇಡೀ ದಿವಸಕ್ಕೆ ಎಫೆಕ್ಟ್ ಆಗುತ್ತೆ.
0: ಅಂದ್ರೆ ಈಗ ನೀವು 8 ಗಂಟೆಯಿಂದ 2 ಗಂಟೆವರೆಗೆ ಅಂತ ಹೇಳಿದ್ರಿ, ಆದ್ರೆ ಎಷ್ಟೋ ಸಲ ಅದಕ್ಕಿಂತ ಕೂಡ ಹೆಚ್ಚು ನೀವು ಕೆಲಸ ಮಾಡಬೇಕಾಗಬಹುದು.
1: ಹೌದೌದು, ಕೆಲವೊಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಕೆಲವು ವಿಐಪಿಸ್ ವಿಸಿಟ್ ಇರ್ತವೆ, ಅಥವಾ ಏನಾದ್ರೂ ಮಳೆ ಬಂದು ಈ ತರ ಟ್ರಾಫಿಕ್ ಜಾಮ್ ಆದ್ರೆ ಹೆವಿ ಇದ್ರೆ ನಾವು ನಿಲ್ಲಬೇಕಾಗುತ್ತೆ, ಯಾಕಂದ್ರೆ ನಾವು ಒಬ್ಬರಿಂದ ಇಬ್ಬರಿಂದ ಕಂಟಿನ್ಯೂ ಮಾಡ್ಲಿಕ್ಕೆ
0: ಸಾಧ್ಯನೇ ಇಲ್ಲ.
1: ಹೌದು, ಸಾಧ್ಯವಿಲ್ಲದಾಗ ನಾವು ಅದ್ರ ಜೊತೆಗೆ ಇರಬೇಕಾಗುತ್ತೆ, 1 ಗಂಟೆ 2 ಗಂಟೆ ಎಕ್ಸ್ಟ್ರಾ ಮಾಡ್ಲೇಬೇಕಾಗುತ್ತೆ.
0: ಮತ್ತೆ ಅಷ್ಟೊಂದು ವಾಹನದ ಒತ್ತಡ ಇರುವ, ಇದು ಬಹಳ ಕಷ್ಟ ಆಗುತ್ತೆ. ಇಷ್ಟೊಂದು ವಾಹನ ಒತ್ತಡ ಇದೆ, ಮತ್ತೆ ಎಷ್ಟೋ ಸಲ ನೀವು ನೋಡಿರಬಹುದು ಈ ಏನು ನಿಯಮಗಳಿದೆಯೋ ಅದನ್ನ ನಮ್ಮ ಜನ ಪಾಲಿಸ್ತಾ ಇಲ್ಲ, ಆಗ ಒಂದು ಸಿಟ್ಟು ಬರಬಹುದು, ಒತ್ತಡ ಹೆಚ್ಚಾಗಬಹುದು. ಏನಂತೀರಿ ವಾಹನ ಒತ್ತಡದ ಬಗ್ಗೆ ಮತ್ತೆ ಅದರ ನಿರ್ವಹಣೆ ಬಗ್ಗೆ, ಜನ ಹೇಗೆ ಸಹಕರಿಸಬಹುದು ನಿಮ್ ಜೊತೆ ಅಂತ?
1: ಶುರು ಹೇಳ್ಬೇಕಂತ ಹೇಳಿದ್ರೆ ಟ್ರಾಫಿಕ್ ನಿಯಮ ಏನಿದೆ ಅದನ್ನ ಪಾಲಿಸಿದ್ರೆ ಬ್ಲಾಕ್ ಆಗುದು ಕಡಿಮೆ. ಟ್ರಾಫಿಕ್ ಜಾಮ್ ಅಂತೀವಿ, ಟ್ರಾಫಿಕ್ ಜಾಮ್ ಅದರಷ್ಟಕ್ಕೆ ಆಗುದಲ್ಲ, ನಾವು ಮಾಡ್ಕೊಳ್ಳುದು. ಉದಾಹರಣೆಗೆ ಹೇಳ್ಬೇಕಂದ್ರೆ ಒಬ್ಬ ರೈಟ್ ತಗೊಳ್ತಾನೆ ಅಂತ ಹೇಳಿದ್ರೆ, ರೈಟ್ ಟರ್ನ್ ಮಾಡ್ತಾನೆ ಅಂತ ಹೇಳಿದ್ರೆ, ಆದ್ರೆ ಹಿಂದೆ ನಾವು ಬಂದು ಅವನ ಓವರ್ಟೇಕ್ ಮಾಡಿದ್ರೆ ಅಲ್ಲಿ ಆಟೋಮೆಟಿಕ್ ಜಾಮ್ ಆಗುತ್ತೆ. ಅದಕ್ಕೆ ಹಿಂದೆ ಬಂದವನು ಸ್ವಲ್ಪ ಒಂದು 2 ಸೆಕೆಂಡ್ ನಿಂತ್ರೆ ಇನ್ನೊಬ್ಬ ರೈಟ್ ತಗೊಂಡ ಸೀದಾ ಹೋಗ್ತಾನೆ, ಆ ಟ್ರಾಫಿಕ್ ಆಟೋಮೆಟಿಕ್ ಅಲ್ಲಿ ಕ್ಲಿಯರ್ ಆಗುತ್ತೆ.
0: ಜನರು ಒಂದು ರೀತಿ ತಾಳ್ಮೆ ಬೆಳೆಸ್ಕೋಬೇಕು.
1: ಹೌದೌದು, ತಾಳ್ಮೆ ಬೆಳೆಸ್ಕೋಬೇಕು. ನಾನು ಹೇಳುವುದು ಟ್ರಾಫಿಕ್ ನಿಯಮ ನಾವು ಯಾವಾಗ ಬೇಕು ಅಂತ ಹೇಳುದಂದ್ರೆ, ಆಕ್ಸಿಡೆಂಟ್ ಆಗಿ ನಮಗೆ ಇನ್ಸೂರೆನ್ಸ್ ಕ್ಲೈಮ್ ಮಾಡುವಾಗ ಎಲ್ಲ ಟ್ರಾಫಿಕ್ ನಿಯಮಗಳನ್ನು ನಾವು ಕೇಳ್ತೇವೆ. ಅದೇ ಹೇಳುದು, ನಾವು ಏನ್ ಡ್ಯೂಟಿ ಮಾಡ್ಬೇಕು ಅದನ್ನ ಮಾಡುವ ಬದಲು ನಾವು ಅದನ್ನ ರೈಟ್ಸ್ ಅನ್ನು ಕೇಳಿ ತಪ್ಪಾಗುತ್ತೆ. ಕರ್ತವ್ಯ ಅದನ್ನು ಮಾಡಿ

0: ಮಾಡ್ಬೇಕು. ಹೌದು,
1: ಅದ ಮಾಡಿ ನಾವು ಅದನ್ನ ಏನು ನಮ್ಮ ರೈಟ್ಸ್ ಅನ್ನು ಹಕ್ಕುಗಳನ್ನು ಕೇಳಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಟ್ರಾಫಿಕ್ ನಿಯಮಗಳನ್ನು ಪಾಲಿಸದಿದ್ದು ವಾಪಸ್ ನಮ್ಗೆ ಇನ್ಸೂರೆನ್ಸ್ ಕ್ಲೈಮ್ ಆಗ್ಬೇಕಂತೇಳಿ ಅದು ತಪ್ಪು ನಮ್ಮ.
0: ಮತ್ತೆ ಈಗ ಒಂದು ವಾಹನ ಅಪಘಾತಕ್ಕೆ ಒಳಗಾದಾಗ ಏನ್ ಹೇಳ್ತೀರಿ ಜನರಿಗೆ? ಎಲ್ಲರೂ ಹೇಳ್ತಾರೆ ಜನರಿಗೆ, ಯಾರು ಇದಕ್ಕೆ ಒಳಗಾಗಿರ್ತಾರೋ ಅಪಘಾತಕ್ಕೆ ಅವರಿಗೆ ಸಹಾಯ ಮಾಡದೆ ಅದರ ಒಂದು ವಿಡಿಯೋ ತೆಗೆಯೋದು ಇಂಥದ್ದೆಲ್ಲ ನಡೀತಾ ಇರುತ್ತೆ, ಜನ ಯಾವ ರೀತಿ ಸಹಕರಿಸಬೇಕು ಅಂತ ಹೇಳ್ತೀರಿ?
1: ಈಗ ನಾವು ನೋಡಿದಾಗ ತುಂಬಾ ಆಕ್ಸಿಡೆಂಟ್ ಗಳು ನೋಡಿದೆ, ಜನಗಳು ಏನಂತಾರೆ ಅಪಘಾತ ಆದ ತಕ್ಷಣ ಎಲ್ಲ ಸುತ್ತ ಸೇರಿದ್ರಲ್ಲಿ ಒಂದು ಟ್ರಾಫಿಕ್ ಜಾಮ್ ಆಗುತ್ತೆ. ಸೆಕೆಂಡ್ ಅಲ್ಲಿದ್ದು ಏನು ಅಲ್ಲಿ ಆಕ್ಸಿಡೆಂಟ್ ಆಗಿ ಪೇಷಂಟ್ ಇದ್ದಾನೆ ಅವನಿಗೆ ಅಲ್ಲಿ ಒಂದು ಪೂರಕ ವಾತಾವರಣ, ಅವನು ಒಂದು ವೇಳೆ ಸೀರಿಯಸ್ ಆದ್ರೆ ಬಹು ಚಾನ್ಸಸ್ ಕಡಿಮೆ. ಯಾಕಂದ್ರೆ ಅಲ್ಲಿ
0: ತಕ್ಷಣ ಆಸ್ಪತ್ರೆಗೆ ಸೇರಿಸಬೇಕಾಗುತ್ತೆ,
1: ತಕ್ಷಣ ಆಸ್ಪತ್ರೆ ಸೇರಿಸಬೇಕು. ಸೆಕೆಂಡ್ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಈಗಿನ ಟ್ರೆಂಡ್ ಏನಂದ್ರೆ ನನ್ನ ಮೊಬೈಲ್ ಅಲ್ಲಿ ಫಸ್ಟ್ ಗೆ ಅದು ಫೋಟೋ ಹೋಗ್ಬೇಕು ಅಂತ ಹೇಳಿ ಒಂದು ಮಾನವೀಯ ಲಕ್ಷಣ ಅಲ್ಲ ಅಂತ ನಾನು ಹೇಳ್ತೇನೆ. ಫಸ್ಟ್ ಗೆ ನಾವು ಏನದು ಗೋಲ್ಡನ್ ಅವರ್ ಅಂತಾರೆ, ಈ ಆಕ್ಸಿಡೆಂಟ್ ಆದ ತಕ್ಷಣ ನಾವು ನಿಯರೆಸ್ಟ್ ಅದಕ್ಕೆ ಫಸ್ಟ್ ಏಡ್ ಕೊಡಿಸುವಂತ ಏನು ವ್ಯವಸ್ಥೆ ಇದೆ ಅಲ್ಲಿಗೆ ಸಾಗಾಟ ಮಾಡುವಂತ ಟೈಮ್ ಅನ್ನು ಗೋಲ್ಡನ್ ಹವರ್ ಅಂತಾರೆ. ಆ ಗೋಲ್ಡನ್ ಹವರ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ನಮ್ಮ ಕರ್ತವ್ಯ ಮಾಡಿದ್ರೆ ಯಾವುದೇ ರೀತಿಯ ಪೇಷಂಟ್ ಬದುಕಿಲುವ ಚಾನ್ಸಸ್ ತುಂಬಾ ಹೆಚ್ಚಿದೆ. ನಾವು ಏನ್ ಮಾಡ್ತೇವೆ ತಕ್ಷಣ ಅದಕ್ಕೆ ಆಕ್ಷನ್ ತಗೊಂಡ್ರೆ ಜನ ಬದುಕುಲ್ತಾರೆ. ಅದು ಈಗ ನಾವ್ ಏನ್ ಮಾಡ್ತೇವೆ ಇನ್ನೊಬ್ಬರನ್ನ ನೋಡಿ ನಾವು ಫೋಟೋ ತೆಗೆದು ಅದನ್ನು ಮಾಡ್ತೇವೆ,
0: ಅವ್ರಿಗೆ ಯಾವ ರೀತಿ ಸಹಾಯ ಮಾಡಬಹುದು ಅಂತ ನಾವು ತಕ್ಷಣ ಕಾರ್ಯತತ್ಪರಬೇಕು.
1: ಒಂದ್ ನಾವು ಫೋಟೋ ತೆಗೆದು ನನಗೆ ಅದೇ ಪರಿಸ್ಥಿತಿ ಬಂದ್ರೆ ಇನ್ನೊಬ್ರು ಫೋಟೋ ತೆಗೆದು ನಮ್ಗೆ ಎಷ್ಟು ಬೇಸರ ಆಗುವಂತ ತಿಳ್ಕೊಬೇಕು.
0: ಮತ್ತೆ ಸರ್, ಇಷ್ಟೊಂದು ಒತ್ತಡದ ನಿಮ್ಮ ವೃತ್ತಿಯಿಂದ ನೀವು ಮನೆ ಹೋದಾಗ ನಿಮ್ಗೆ ಯಾವ ರೀತಿಯ ಒಂದು ವಾತಾವರಣ ಇದ್ರೆ ಒಳ್ಳೇದು ಅನ್ಸುತ್ತೆ?
1: ಒಂದು ಎರಡು ಮೂರು ತಿಂಗಳಾಯ್ತು ಅಷ್ಟೇ ಮದುವೆ ಆಗಿ. ಮುಂಚೆ ರೂಮ್ಗೆ ಹೋದಾಗ, ನಾನು ಹೋಟೆಲ್ಸ್ ಅಲ್ಲಿ ಇರೋದು, ರೂಮ್ಗೆ ಹೋದಾಗ ತಕ್ಷಣ ನಾನು ಏನಂತೇನೆ ಏನ್ ಅಡುಗೆ ಆಗಿರೋದಿಲ್ಲ, ನಾನೇ ಮಾಡ್ಬೇಕಾಗುತ್ತೆ. ನಾನಂತ ಎಕ್ಸ್ಪೆಕ್ಟ್ ಏನ್ ಇಟ್ಟುಕೊಂಡಿಲ್ಲ, ಇವತ್ತು ಏನ್ ಮಾಡ್ಬೇಕು ಇವತ್ತು ಏನ್ ಮಾಡ್ಬೇಕಂತ.
0: ಯಾವ್ದು ಸುಲಭವೋ ಅದು ಮಾಡ್ತೇನೆ,
1: ಸುಲಭ ಅನ್ನ ಅಂತೂ ಮಾಡ್ತೇನೆ. ಅರ್ಥ ಅಂತದ್ದು ಏನಾದಿದ್ರೆ ತಕ್ಷಣ ಯಾವ್ದಾಗುತ್ತೆ ಅದನ್ನ ಮಾಡ್ತೇನೆ. ಮತ್ತೆ ಫ್ರೀ ಟೈಮ್ ಇದ್ದಾಗ ಏನಾದ್ರು ಮಾಡ್ಕೊಂಡು ತಿನ್ನುವ ಅಂತ.
0: ಅಂದ್ರೆ ಇಷ್ಟು ಸಮಯ ನೀವು ಒಬ್ಬಂಟಿಯಾಗಿದ್ದು ಈಗಷ್ಟೇ ಮದುವೆ ಆಗಿದೆ. ಮತ್ತೆ ಈಗ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿ ಜೊತೆ ಸೇರಿ ಎಲ್ಲ ಕೆಲಸ ಮಾಡ್ತೀರಾ, ಅಥವಾ ಈಗೇನು ಹೆಂಡತಿ ಮನೆಗೆ ಹೊಸದಾಗಿ ಬಂದಿದ್ದಾಳೆ ಎಲ್ಲ ಅವಳೇ ಮಾಡ್ಬೇಕು ಅನ್ನೋದು ನಿಮ್ಮ ಮನಸ್ಥಿತಿ ಹೇಗೆ?
1: ಇಲ್ಲ, ಏನಂದ್ರೆ ನಾನು ಬ್ಯಾಚುಲರ್ ಆಗಿದ್ದು ಎಲ್ಲ ಅಡುಗೆ ಕೆಲಸ ನಾನು ಸ್ವಂತ ಅಡುಗೆ ಮಾಡ್ಕೊಳ್ತಿದ್ದೆ. ಇವಾಗ ಏನಾಯ್ತಂದ್ರೆ ಹೆಂಡತಿ ಬಂದ ಮೇಲೆ ಕೂಡ ಅದನ್ನ ನಾನು ಬಿಟ್ಟಿಲ್ಲ. ಯಾಕಂದ್ರೆ ಅಡುಗೆ ಕೆಲಸ ಎಷ್ಟು ಕಷ್ಟ ಅಂತ ಗೊತ್ತಿದೆ. ಆ ಅಡುಗೆ ಮನೆ ಕ್ಲೀನಿಂಗ್ ಹಿಡಿದು ಒಂದು ಅಡುಗೆಯನ್ನ ರುಚಿಯಾಗಿ ಮಾಡ್ಬೇಕು ಎಷ್ಟು ಕಷ್ಟ ಅಂತ ನಾನು ಸ್ವತಃ ಅನುಭವಿಸಿದೆ. ಹಾಗೆ ಅವಳನ್ನ ಒಬ್ಬಳನ್ನೇ ಬಿಟ್ಟು ಅವಳೇ ಅಡುಗೆ ಮಾಡ್ಬೇಕಂತ ಹೇಳಿ ನನ್ನ
0: ಅವರು ಕೂಡ ಕೆಲಸಕ್ಕೆ ಹೋಗ್ತಾ ಇದ್ದಾರೆ
1: ಶಿಕ್ಷಕಿ ಆಗಿದ್ದು.
0: ಹಾಗಾದ್ರೆ ಇಬ್ರು ಸೇರಿದ್ರೇನೆ ಬೇಗ ಕೆಲಸ ಮುಗಿಯುತ್ತೆ, ಮತ್ತೆ ಕಡಿಮೆ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ.
1: ಅದೇ ಬೆಳಿಗ್ಗೆ ಇಬ್ರಿಗೂ ಅವಳಿಗೂ ಬೇಗ ಹೊರಡ್ಬೇಕು, ಜೊತೆಗೆ ನನಗೂ ಒಂದು 8 ಗಂಟೆ ಶಿಫ್ಟ್ ಆದ್ರೆ ನಾನು ಬೇಗ ಹೊರಡು. ಹಾಗೆ ಬೆಳಿಗ್ಗೆ ಎದ್ದು ಎಷ್ಟಾಗ್ತಾ ನನ್ನಿಂದ ಅಷ್ಟು ಹೆಲ್ಪ್ ಮಾಡ್ತೇನೆ ಅವಳಿಗೆ.
0: ಮತ್ತೆ ಏನಂತೀರಿ ನೀವು ಈಗ ತಂದೆ ತಾಯಿ ಮಕ್ಕಳನ್ನ ಬೆಳೆಸುವಾಗ ಇಬ್ರಿಗೂ ಈಗ ಗಂಡಾಗ್ಲಿ ಹೆಣ್ಣಾಗ್ಲಿ ಅವರಿಗೆ ಎಲ್ಲ ಮನೆಯ ಎಲ್ಲ ಕೆಲಸಗಳನ್ನ ಕಲಿಸ್ಬೇಕು, ಅಡಿಗೆ ಆಗ್ಲಿ ಮನೆಯ ಒಂದು ಸ್ವಚ್ಛತೆಯಾಗ್ಲಿ ಎಲ್ಲವನ್ನ ಹುಡುಗ ಹುಡುಗಿ ಇಬ್ರಿಗೂ ಕಲಿಸ್ಬೇಕು ಅಂತೀರಾ?
1: ಮುಂಚೆ ಅದೇನಂತ ಕೂಡು ಕುಟುಂಬ ಇತ್ತು, ಆಗ ಅನಿವಾರ್ಯವಾಗಿ ನೋಡಿ ಕಲಿತಾ ಇದ್ರು. ಈಗ ಮಕ್ಕಳು ಏನಂದ್ರೆ ಮಕ್ಕಳಿಗೆ ನಾವು ಹೇಳಿ ಕೊಡೋದಕ್ಕಿಂತ ನಾವೇನ್ ಮಾಡ್ತೇವೆ ಅದನ್ನು ಫಾಲೋ ಮಾಡ್ತೇವೆ. ಈಗಿನ ನಾನು ಹೇಳೋ ಪ್ರಕಾರ ಈಗ ಸಮಾಜದಲ್ಲಿ ಯಂಗ್ ಜನರೇಷನ್ ಇದ್ದಾರೆ, ಅವರು ಕುಟುಂಬದಿಂದ ಅವಾಯ್ಡ್ ಆಗಿ ಹೋಗ್ತಾ ಇದ್ದಾರೆ, ದೂರ ದೂರ ಹೋಗ್ತಾ ಇದೆ. ಇದಕ್ಕೆ ಕಾರಣ ಅವರಿಗೆ ಜವಾಬ್ದಾರಿ ಇಲ್ಲ ಅಂತೇಳಿ. ಆ ಜವಾಬ್ದಾರಿ ಬೆಳೆಸುವ ಹೇಗೆಂದ್ರೆ ಇದೆ, ನಾವು ಮನೆಯಲ್ಲ ಅವರನ್ನ ಕೆಲಸದೊಟ್ಟಿಗೆ ನಾವು
0: ತೊಡಗಿಸಿಕೊಳ್ಬೇಕು
1: ತೊಡಗಿಸಿಕೊಳ್ಬೇಕು. ಅದು ಹೆಣ್ಣಾಗ್ಲಿ ಗಂಡಾಗ್ಲಿ ಇಬ್ಬರಿಗೂ
0: ಕೆಲವೊಂದು ಕೌಶಲ್ಯಗಳು ಬೇಕು. ಈಗ ನಿಮ್ಗೆ ಅಡಿಗೆ ಗೊತ್ತಿದೆ ಅಂತ ಹೇಳಿದ್ರಿ, ಈಗ ನಳಪಾಕದಲ್ಲಿ ಒಂದೆರಡು ನೀವು ಮಾಡುವ ತಿಂಡಿಗಳಾಗ್ಲಿ ಅಥವಾ ಪಲ್ಯ ಸಾರು ಏನೇ ಆಗ್ಲಿ ನಮ್ ಜೊತೆ ಹಂಚಿಕೊಳ್ತೀರಾ?
1: ನಳಪಾಕ ಅಂತ ದೊಡ್ಡ ಮಟ್ಟದಲ್ಲಿ ಮಾಡುದು
0: ಸರಿ, ನೀವು ದಿನನಿತ್ಯ ಮಾಡುವಂತದ್ದು
1: ನೀರು ದೋಸೆ ಮಾಡ್ತೇನೆ. ಹೇಗೋ ಬಂದು
0: ತುಂಬಾ ಚೆನ್ನಾಗಿ ಮಾಡ್ತೀರಾ, ಈಗ್ಲೂ ಮನೆಯಲ್ಲಿ ನೀವೇ ಮಾಡೋದು?
1: ಕೆಲವೊಂದ್ಸಲ ಮಾಡ್ತೇನೆ.
0: ನಿಮ್ಮ ನೀರು ದೋಸೆ ಏನಾದ್ರೂ ಫೇಮಸ್ ನಿಮ್ಮ ಸ್ನೇಹಿತರ ಪೈಕಿ?
1: ನನ್ನ ಸ್ನೇಹಿತರ ಪೈಕಿ
0: ನೀರು ದೋಸೆ ಕೊಟ್ಟಿಲ್ಲ, ಅಷ್ಟು ಧೈರ್ಯ ಮಾಡಿಲ್ಲ.
1: ಮಾಡಿಲ್ಲ ತಿಳ್ಕೊಳ್ತಾರೆ ಅಂತ ಹೇಳಿ. ಆದ್ರೆ ನನ್ನ ಹೆಂಡತಿಗೆ ಖುಷಿ ಆಗಿದೆ.
0: ಸೊ ಅವರು ನಿಮ್ಗೆ 100% ಮಾರ್ಕ್ಸ್ ಇದ್ದಾರೆ.
1: 100% ಕೊಟ್ಟಿದ್ದಾರೆ ಗೊತ್ತಿಲ್ಲ ಎಷ್ಟು ಕೊಟ್ಟಿದ್ದಾರೆ.
0: ಸರಿ,
1: ಅಂತ ಅವರಿಗೆ
0: ಇಷ್ಟ ಆಗಿದೆ.
1: ಇಷ್ಟ ಆಗಿದೆ.
0: ಸರಿ,
1: ಇನ್ನು ಮೀನ್ ಪದಾರ್ಥ ಮಾಡ್ತೇನೆ. ಅದು ನಾನು ಮದುವೆ ಆಗಿದ್ದು ಲವ್ ಮ್ಯಾರೇಜ್ ಮದುವೆ ಆಗಿದ್ದು, ಅವಳು ಹೇಳಿದ್ದಾರೆ ಅವಳು ಹೀಗೆ ಮಾಡ್ಬೇಕು ಅಂತೇಳಿ ಅವಳು ಹೇಳಿದ್ದಾರೆ. ಹಾಗೆ ಅದನ್ನ ಫಾಲೋ ಮಾಡಿ ಮಾಡಿ ಒಂದು ಹಂತಕ್ಕೆ ಮಾಡ್ತೇನೆ. ಮೀನು ಪದಾರ್ಥ ಅಂತ ಏನಿದ್ರೆ
0: ಅದು ಕೂಡ ಇಷ್ಟ ಆಗಿದೆ ಅವರಿಗೆ.
1: ಸದ್ಯಕ್ಕೆ ಮಾಡಿಕೊಟ್ಟಿಲ್ಲ,
0: ಇನ್ನು ಮಾಡಿಕೊಟ್ಟಿಲ್ಲ.
1: ಅಂದ್ರೆ ಒಂದು ಮೀನ್ ಪದಾರ್ಥ ಅಂದ್ರೆ ಅದಕ್ಕೆ ಇಷ್ಟೇ ಮೆಣಸು ಹಾಕ್ಬೇಕು, ಇಷ್ಟೇ ಉಪ್ಪು,

0: ಮೋಸ್ಟ್ಲಿ ಅದು ಬ್ಲಡ್ ಅಲ್ಲಿ ಬರ್ತಾ ಇರ್ಬೇಕು, ನಂಗೆ ಗೊತ್ತಿಲ್ಲ. ನಾವಂದ್ರೆ ಕಲಿಬೇಕಾಗುತ್ತೆ ಅದು ಎಷ್ಟು.
1: ಅವ್ರು ಹೇಳ್ಕೊಟ್ಟಿದಾರಲ್ಲ ನಿಮ್ಗೆ,
0: ಅವ್ರು ಹೇಳ್ಕೊಟ್ಟಿದ್ದಾರೆ, ಅದು ಅವರಿಗೆ ಭಯ ಬರ್ತೇ ಬರ್ತದೆ. ನಮ್ಗೆ ಗಂಡಸರಿಗೆ ಕಲಿಬೇಕು ಅದನ್ನ,
1: ಅದನ್ನ ಫಸ್ಟ್ ಬರಿಬೇಕು, ಇಷ್ಟೆಷ್ಟು ಹಾಕ್ಬೇಕು ಅದನ್ನ ನೋಡಿ ಮತ್ತೆ ನೀವು ಅದೇ ಅಳತೆಯಲ್ಲಿ ಹಾಕ್ಬೇಕು. ಮತ್ತೆ ನೀವು ಕೂಡ ಹಾಗೆ
0: ಮಾಡ್ತೀರಿ?
1: ಸರಿ ಸರಿ. ಈಗ ಮೀನ್ ಒಂದು ರೆಸಿಪಿ.
0: ಅದೇ ಫಸ್ಟ್ ಗೆ ಮೀನ್ ಕ್ಲೀನ್ ಮಾಡೋದಾದ್ರೆ, ಆಮೇಲೆ ಅದಕ್ಕೆ ಮೆಣಸು, ಉದ್ದ ಮೆಣಸು, ಆಮೇಲೆ ಅದಕ್ಕೆ ಮೆಂತೆ ಹಾಕ್ಬೇಕು, ಅರಶಿನ, ಆಮೇಲೆ ಹುಣಸೆ ಹುಳಿ, ಕೊತ್ತಂಬರಿ ಇಷ್ಟನ್ನ ಹಾಕಿ ಗ್ರೈಂಡ್ ಮಾಡೋದು. ಮತ್ತೆ ತೆಂಗಿನಕಾಯಿ, ತೆಂಗಿನಕಾಯಿನ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಎಲ್ಲ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡೋದು. ಗ್ರೈಂಡ್ ಮಾಡೋದು ಅದು ಪೇಸ್ಟ್ ತರ ಹಾಕ್ಬೇಕು. ಅದನ್ನ ಫಸ್ಟ್ ಗೆ ನೀರುಳ್ಳಿ ಮತ್ತೆ ಮಸಾಲೆಯನ್ನ ಒಟ್ಟಿಗೆ ಬೇಯಲಿಕ್ಕೆ ಇಡೋದು. ಅದು ಕುದಿತಾ ಬರುವಾಗ ಈ ಮೀನು ಕಟ್ ಮಾಡಿದ ಕ್ಲೀನ್ ಮಾಡಿದ ಮೀನನ್ನ ಅದಕ್ಕೆ ಹಾಕುದು. 2 ನಿಮಿಷ 3 ನಿಮಿಷ ಕುದಿ ಬರಿಸೋದು, ಮೀನು ಬೇಗ ಬೇಯ್ತಲ್ಲ.
1: ಹೌದು,
0: ಫಸ್ಟ್ ನಾನು ಮಾಡ್ತಾ ಇದ್ದದ್ದು.
1: ಈಗ ರುಬ್ಬೋ ಮುಂಚೆ ಏನಾದ್ರೂ ಅದನ್ನ ಸ್ವಲ್ಪ ಮೆಣಸು ಅದನ್ನೆಲ್ಲ ರೋಸ್ಟ್ ಮಾಡ್ತೀರಾ?
0: ಕೆಲವೊಂದ್ಸಲ ರೋಸ್ಟ್ ಮಾಡ್ತೀನಿ, ಕೆಲವೊಂದ್ಸಲ ಆಗಿನ ಹಾಕ್ತೇನೆ. ಬೆಳ್ಳನ್ನ ಮತ್ತೆ ಕೊತ್ತಂಬರಿಯನ್ನ ಒಟ್ಟಿಗೆ ರೋಸ್ಟ್ ಮಾಡಿ.
1: ಯಾವ ಮೀನು ನಿಮ್ಗೆ ತುಂಬಾ ರುಚಿಯಾಗುತ್ತೆ ತಿನ್ಲಿಕ್ಕೆ?
0: ಬಂಗುಡೆ.
1: ಬಂಗುಡೆ, ಸರಿ. ಮತ್ತೆ ನೀರ್ ದೋಸೆ ಹೇಗೆ ಮಾಡ್ತೀರಿ?
0: ನೀರ್ ದೋಸೆ ಅದು ಅಕ್ಕಿಯನ್ನ ಮುಂಚಿನ ದಿವಸ ನೈಟ್ ನೀರಲ್ಲಿ ಹಾಕಿರ್ತೇನೆ, ಅದು ಬೆಳಿಗ್ಗೆ ನೆನೆದಿರ್ತದೆ.
1: ಹೌದು, ಅದನ್ನ ರುಬ್ತೀರಿ.
0: ಅದನ್ನ ರುಬ್ಬುದಂದ್ರೆ ಜಾಸ್ತಿ ನೀರ್ ಹಾಕ್ಬಾರ್ದು, ಸ್ವಲ್ಪ ಅಕ್ಕಿ ರುಬ್ಬೇಕು. ಅದನ್ನ ಪಾತ್ರೆಗೆ ಹಾಕುವಾಗ ಹಿಟ್ಟು ಸ್ವಲ್ಪ ನೀರಾಗಿರ್ಬೇಕು, ತುಂಬಾ ತೆಳುವಲ್ಲ, ತುಂಬಾ ದಪ್ಪನಲ್ಲ, ಆಗಿರ್ಬೇಕು.
1: ಅಂದ್ರೆ ರುಬ್ಬುವಾಗ ಸ್ವಲ್ಪ ನೀರಲ್ಲಿ ಎಲ್ಲ ರುಬ್ಬಿ ನಂತರ ಅದಕ್ಕೆ ನೀರನ್ನ ಸೇರಿಸಬೇಕು. ನೀರು, ಉಪ್ಪು.
0: ಹೌದು, ಅದನ್ನ ಈ ಕಾವಲಿ ಅಂದ್ರೆ ನಾವು ಇದು ನಾನ್ ಸ್ಟಿಕ್ ತಗೋಬಾರ್ದು, ಅದ್ರಲ್ಲಿ ಮಾಡಿದ್ರೆ ನನಗೆ ಸರಿ ಅನ್ಸೋದಿಲ್ಲ. ಅದಕ್ಕೆ ತೆಂಗಿನ ಯೂಸ್ ಮಾಡಿ ಮಾಡ್ಬೇಕಂತ ಅದು ರುಚಿ ಆಗೋದು. ನನ್ನಲ್ಲಿ ಕಬ್ಬಿಣದು ಇದು ಇದಿದೆ, ತವ ಇದೆ, ಅದಕ್ಕೆ ಎಣ್ಣೆ ಸವರ್ತೀನಿ. ಎಣ್ಣೆ ಸವರಿ ಅದಕ್ಕೆ ಒಂದು ಸೌಟು ಅಥವಾ 1.5 ಸೌಟನ್ನ
1: ತೆಳ್ಳಗೆ ಬೇಯಿಸ್ತೀರಿ. ಮತ್ತೆ ಯಾವ್ದ್ರ ಜೊತೆ ತಿಂತೀರಿ ಅದನ್ನ?
0: ಚಟ್ನಿ, ಚಟ್ನಿ ಮಾಡ್ತೀವಿ.
1: ಚಟ್ನಿ ನೀವೇ ಮಾಡ್ತೀರಿ?
0: ಚಟ್ನಿ ಅದು ಚಟ್ನಿ ಬಿಟ್ರೆ ಮೀನ್ ಸಾರು, ಅದ್ರೆ ಬೇರೆ ಯಾವ್ದಕ್ಕೆ ಸೂಟ್ ಆಗೋದಿಲ್ಲ.
1: ಚಟ್ನಿ ಅಂದ್ರೆ ತೆಂಗಿನಕಾಯಿ ಚಟ್ನಿ.
0: ತೆಂಗಿನಕಾಯಿ ಚಟ್ನಿ ಮಾಡ್ತೇನೆ, ಅದನ್ನೇ ಮಾಡೋದು. ಒಂದ್ಸಲ ಇದು ಮಾಡಿದೆ, ಅದು ಕೊತ್ತಂಬರಿ ಚಟ್ನಿ ಮಾಡಿದೆ, ಕೊತ್ತಂಬರಿ ಸೊಪ್ಪು ಚಟ್ನಿ ಮಾಡಿ.
1: ಅದಕ್ಕೆ ಕೊತ್ತಂಬರಿ ಸೇರಿಸಿ ಮಾಡಿ,
0: ಕೊತ್ತಂಬರಿ ಸೊಪ್ಪನ್ನ ಮತ್ತೆ ಹಸಿಮೆಣಸಿನಕಾಯನ್ನು ಸೇರಿಸಿ ಚಟ್ನಿ ಮಾಡಿದ್ನು. ತೆಂಗಿನಕಾಯಿ ಮತ್ತೆ ಶುಂಠಿ ಎಲ್ಲ ಹಾಕಿ ಚಟ್ನಿ ಮಾಡಿದ್ನು.
1: ಈಗ ಹೊಸದಾಗಿ ಮದುವೆ ಆಗಿದ್ದೀರಿ, ನಿಮ್ಮ ಮನೆಯವರ ಅಡಿಗೆ ನಿಮ್ಗೆ ಹೇಗೆ ಇಷ್ಟ ಆಗುತ್ತಾ?
0: ಇಷ್ಟ ಆಗುತ್ತೆ.
1: ಯಾವ್ದು ತುಂಬಾ ಚೆನ್ನಾಗಿ ಮಾಡ್ತಾರೆ?
0: ಸಿಗಡಿ ಚಿಲ್ಲಿ ಮಾಡ್ತಾರೆ, ಸಿಗಡಿ ಚಿಲ್ಲಿ ಮತ್ತೆ ಬೊಂಡಸ್ ಚಿಲ್ಲಿ ಮಾಡ್ತಾರೆ. ಅದು
1: ಹೇಳಿದೀರಾ ಅವರಿಗೆ ಈಗ ಏನಾದ್ರೂ ಚೆನ್ನಾಗಿ ಮಾಡಿದ್ರೆ ತುಂಬಾ ಚೆನ್ನಾಗಾಗಿದೆ ಅಂತ?
0: ಎಲ್ಲವನ್ನ ಅಡುಗೆಯನ್ನು ಚೆನ್ನಾಗಿ ಅಂತ ಹೇಳ್ಬೇಕು,
1: ಇಲ್ದಿದ್ರೆ ಮತ್ತೆ ಅವ್ರು ಮತ್ತೆ ಏನು ಮಾಡೋದಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಕಷ್ಟ ಅಲ್ಲ. ಸರಿ, ಮತ್ತೆ ನೀವು ಸಾರೆಲ್ಲ ಮಾಡ್ತಾ ಇದ್ರಿ ಮುಂಚೆ ಒಬ್ನೇ ಇದ್ದಾಗ ಅಂತ ಹೇಳಿದ್ರಿ, ಯಾವ್ದಾದ್ರು ಒಂದು ಸಾಂಬಾರ್ ಅಥವಾ ಸಾರು?
0: ಟೊಮೆಟೊ ಸಾರ್
1: ಹೇಳಿ ಸರ್.
0: ಫಸ್ಟ್ ಗೆ ಇದು ಬಣ್ಣ ಇಡ್ತೇನೆ, ಅದಕ್ಕೆ ಒಗ್ಗರಣೆಗೆಲ್ಲ ಐಟಮ್ ಹಾಕು, ಸಾಸಿವೆ ಹಾಕ್ತೇನೆ, ಬೆಳ್ಳುಳ್ಳಿ, ಅದೆರಡನ್ನ ಹಾಕಿ ಮತ್ತೆ ಉದ್ದ ಮೆಣಸನ್ನ ಮಾಡಿ ಹಾಕೋದು. ಅದನ್ನ ಹಾಕಿ ಒಗ್ಗರಣೆಗೆ ರೆಡಿ ಮಾಡ್ತೇನೆ, ಎಣ್ಣೆ ಹಾಕಿ ಟೊಮೆಟೊ ಕಟ್ ಮಾಡಿ ಅದಕ್ಕೆ ಹಾಕಿ ಅದನ್ನ ಸ್ವಲ್ಪ
1: ಫ್ರೈ
0: ಮಾಡ್ತೇನೆ. ಫ್ರೈ ಮಾಡಿ ಆಮೇಲೆ ನೀರ್ ಹಾಕೋದು, ಒಂದು 10 ನಿಮಿಷ ಅದನ್ನು ಕುದಿಸೋದು, ಟೇಸ್ಟ್ ಆಗ್ತದೆ.
1: ಅಷ್ಟೇ, ಸುಲಭ ಅಲ್ಲ? ನೀವು ಕೆಲಸದಿಂದ ಬಂದಾಗ ನೀವು ಬಹುಶಃ ಇದು ಮಾಡ್ಲಿಕ್ಕೆ ಬಹಳ ಸುಲಭ ಅಂತ ಅನ್ಸ್ತಿತ್ತು. ಮತ್ತೆ ಹಿತವಾಗಿನೂ ಇರುತ್ತೆ ಅಲ್ಲ ಜೊತೆಗೆ,
0: ಸ್ವಲ್ಪ ಗಂಜಿಗೆ ಅದು ಒಳ್ಳೆ ಸೂಟ್ ಆಗುತ್ತೆ.
1: ಹೌದು ಹೌದು,
0: ಗಂಜಿಯನ್ನು.
1: ಸರಿ ಶಾಂತಪ್ಪ ಬಾಬು ಅವರೇ, ಇಷ್ಟು ಹೊತ್ತು ನೀವು ನಿಮ್ಮ ವೃತ್ತಿಯ ಕೆಲವೊಂದು ಅನುಭವಗಳನ್ನ ಹಂಚಿಕೊಂಡಿದ್ದೀರಿ, ಹಾಗೆ ನಳುಪಾಕಕ್ಕೆ ಒಂದೆರಡು ರೆಸಿಪಿಗಳನ್ನ ಕೂಡ ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ. ಥ್ಯಾಂಕ್ ಯು.
2: ನಳಪಾಕ ಕೇಳಿದಿರಿ, ಭಾಗವಹಿಸಿದವರು ಶಾಂತಪ್ಪ ಬಾಬು.
3: ಇದು ಇಂದಿನ ವನಿತಾವಾಣಿ, ಇಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಪಾವತಿ.
1: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಮೆದುಳು ಹಾಗೂ ಬೆನ್ನುಹುರಿ ಶಸ್ತ್ರಚಿಕಿತ್ಸಾ ತಜ್ಞರಾಗಿರುವ ಡಾಕ್ಟರ್ ಸಾಹಿಬ್ ಪಿಜಿ ಅವರಿದ್ದಾರೆ. ನಮಸ್ಕಾರ ಡಾಕ್ಟರ್.
2: ನಮಸ್ತೆ.
1: ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಬೆನ್ನುಹುರಿ ಮತ್ತು ಬೆನ್ನುಮೂಳೆ ಗಡ್ಡೆಗಳು ಇವುಗಳ ಕುರಿತಂತೆ ಮಾಹಿತಿಯನ್ನ ಡಾಕ್ಟರ್ ಅವರು ತಮಗೆ ನೀಡ್ತಾರೆ. ಈಗ ಡಾಕ್ಟರ್, ಈ ಒಂದು ಬೆನ್ನುಹುರಿ ಮತ್ತು ಬೆನ್ನು ಮೂಳೆ ಗಡ್ಡೆಗಳು ಈ ಕುರಿತಂತೆ ನಮ್ಮ ಕೇಳುಗರಿಗೆ ಒಂದು ಪ್ರಾಥಮಿಕವಾದ ಮಾಹಿತಿಯನ್ನು ಕೊಡಿ.
2: ನೋಡಿ, ಸಾಮಾನ್ಯವಾಗಿ ಬೆನ್ನುಹುರಿ ಅಥವಾ ಬೆನ್ನು ಮೂಳೆ ಗೆಡ್ಡೆಗಳು ಮೆದುಳಿನ ಗೆಡ್ಡೆಗಳಿಗಿಂತ ಬಹಳ ಕಮ್ಮಿ ಪ್ರಮಾಣದಲ್ಲಿ ಕಾಣಿಸುತ್ತೆ. ಪರ್ಸೆಂಟೇಜ್ ಲೆಕ್ಕದ ಪ್ರಕಾರ 15% ಹದಿನೈದರಷ್ಟು ನಾವು ಬೆನ್ನಿನಲ್ಲಿ ಗೆಡ್ಡೆಗಳನ್ನು ಕಾಣಬಹುದು. ಸಾಮಾನ್ಯವಾಗಿ ಈ ಗೆಡ್ಡೆಗಳು ಕ್ಯಾನ್ಸರ್ ರಹಿತ ಅಥವಾ ಸಾಮಾನ್ಯ ಗೆಡ್ಡೆಗಳಾಗಿ ಇರುತ್ತದೆ. ಈ ಗೆಡ್ಡೆಗಳು ಯಾರಲ್ಲಿ ಬರುತ್ತೆ ಯಾರಲ್ಲಿ ಬರಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸಾಮಾನ್ಯವಾಗಿ ಇದು 40-70 ವಯಸ್ಕರಲ್ಲಿ ಕಾಣಿಸುತ್ತೆ. ಕೆಲವೊಂದು ಗೆಡ್ಡೆಗಳು ಸ್ತ್ರೀಯರಲ್ಲಿ ಹೆಚ್ಚಾಗಿ ಕಂಡು ಬರುತ್ತದೆ.
1: ಆಮೇಲೆ ಡಾಕ್ಟರ್, ಈ ಬೆನ್ನುಹುರಿ ಯಾವ ಭಾಗದಲ್ಲಿ ಕಂಡು ಬರ್ತವೆ, ಹಾಗೆ ಏನಾದರೂ ಸ್ಪೆಸಿಫಿಕ್ ಲೊಕೇಶನ್ ಏನಾದ್ರೂ ಇದೆಯಾ ಡಾಕ್ಟರ್?
2: ಈಗ ಬೆನ್ನುಹುರಿ ಅನ್ನೋದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಕುತ್ತೆ, ಮೇಲಿನ ಎದೆ ಭಾಗ, ಕೆಳಗಡೆ ಸೊಂಟ. ಸೊ ಇದು ಲಾಂಗ್ ಡಿಸ್ಟೆನ್ಸ್ ಇದೆ. ಬಟ್ ಸಾಮಾನ್ಯವಾಗಿ ಮೇಲಿನ ಬೆನ್ನಿನಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತೆ.
1: ಮತ್ತೆ ಇದು ಪುರುಷರಲ್ಲಿ ಮತ್ತೆ ಮಹಿಳೆಯರಲ್ಲಿ ನಾವು ಪ್ರಮಾಣ ನೋಡಿದಾಗ ಯಾರಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ?
2: ಈಗ ಓವರ್ ಆಲ್ ಅಂದ್ರೆ ಎಲ್ಲಾ ರೀತಿ ಗೆಡ್ಡೆಗಳು ಪರಿಗಣಿಸಿದಾಗ ಮಹಿಳೆಯರಲ್ಲಿ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ.
1: ಈಗ ಈ ಒಂದು ಬೆನ್ನುಹುರಿ ಮತ್ತು ಬೆನ್ನುಹುಳಿ ಗಡ್ಡೆಗಳಿಗೆ ಸಂಬಂಧಪಟ್ಟಂತೆ ವರ್ಗೀಕರಣ ಅಥವಾ ಅದರ ಕ್ಲಾಸಿಫಿಕೇಶನ್ ಏನಾದರೂ ಇದೆಯಾ ಡಾಕ್ಟರ್? ಅಂದ್ರೆ ಮೆಡಿಕಲ್ ಆಗಿ ತಾವು ಅದನ್ನ ವರ್ಗೀಕರಣ ಮಾಡೋದಾದ್ರೆ ಯಾವ ರೀತಿ ಮಾಡ್ತೀರಿ?
2: ಈ ಬೆನ್ನುಹುರಿ ಅನ್ನೋದು ಮೆದುಳಿನ ಕಿರಿಮೆದುಳಿನ ಕಂಟಿನ್ಯೂಷನ್, ಅಂದ್ರೆ ಕಿರಿಮೆದುಳು ಕೆಳಗಡೆ ಬಂದಿರೋ ಆ ನರಗಳು ಏನ್ ಕೆಳಗೆ ಬರುತ್ತೆ
1: ಮುಂದುವರಿದ
2: ಭಾಗನೇ ಬೆನ್ನುಹುರಿ. ಇದು ವೆರಿ ಡೆಲಿಕೇಟ್ ಸ್ಟ್ರಕ್ಚರ್. ಇದನ್ನ ಒಂದು ಪದರ ಅದನ್ನ ಸುತ್ತೊರಿಯುತ್ತೆ, ಅದಕ್ಕೆ ಡ್ಯೂರಾ ಮ್ಯಾಟರ್ ಅಂತ ಹೇಳ್ತೀವಿ. ಈ ಬೆನ್ನುಹುರಿಗೆ ಒಂದು ನೀರಿನಂತಹ ಒಂದು ಪದಾರ್ಥ ಸುತ್ತೊರಿಯುತ್ತೆ, ಅದಕ್ಕೆ CSF ಅಂತ ಹೇಳ್ತೀವಿ. ಸೊ ಈ ಬೆನ್ಹುರಿ ಅದ್ರ ಸುತ್ತ ನೀರಿನ ಅಂತ ಅಂಶ, ಅದ್ರ ಸುತ್ತ ನಮಗೆ ಡ್ಯೂರಾ ಮ್ಯಾಟರ್ ಅಥವಾ ಒಂದು ಥಿಕ್ ಲೇಯರ್, ಇಟ್ಸ್ ಎ ಟಫ್ ಲೇಯರ್, ಅದು ಪದರದಿರುತ್ತೆ, ಅದು ಡ್ಯೂರಾ ಅಂತ ಹೇಳ್ತೇವೆ. ಇದಿಷ್ಟು ಮೇಲಿಂದ ಕೆಳಗಡೆವರೆಗೂ ಸಣ್ಣ ಸಣ್ಣ ಮೂಳೆಗಳು ಒಂದು ಒಂದು ಕ್ರಮಬದ್ಧವಾಗಿ ಜೋಡಣೆಯಿಂದಾಗಿ ಈ ಒಳಗಿನ ಬೆನ್ಹುರಿಯನ್ನು ಪ್ರೊಟೆಕ್ಟ್ ಮಾಡ್ತಿರ್ತದೆ, ಕಾಪಾಡ್ತಿರುತ್ತೆ. ಸೊ ನಿಮಗೀಗ ಮತ್ತೊಂದ್ಸಲಿ ಇದನ್ನ ರಿಕಾಲ್ ಮಾಡಿದಾಗ ಒಳಗಡೆ ಬೆನ್ನುಹುರಿ, ಅದ್ರ ಸುತ್ತ ನೀರಿನ ಅಂಶ, ಸುತ್ತ ಒಂದು ಪದರ ಡ್ಯೂರಾ ಮ್ಯಾಟರ್ ಅಂತ, ಅದರಿಂದ ಹೊರಗಡೆ ನಿಮಗೆ ಒಂದು ಮೂಳೆಯ ಅಂಶಗಳು, ಇದಕ್ಕೆ ಸ್ಪೈನಲ್ ಕಾಲಮ್ ಅಂತ ನಾವು ಇಂಗ್ಲಿಷ್ ನಲ್ಲಿ ಅಥವಾ ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ಹೇಳ್ತೀವಿ. ಸೊ ಇದು ಬೇಸಿಕ್ ಅನಾಟಮಿ. ನಾನು ಇದನ್ನ ಯಾಕೆ ಹೇಳಿದೆ ಅಂದ್ರೆ, ಸೊ ನಮಗೆ ಗೆಡ್ಡೆಗಳನ್ನು ವಿಂಗಡಿಸಲಿಕ್ಕೆ ಇದ್ರ ಮೇಲೆ ಆಧಾರವಾಗಿರುತ್ತೆ. ಈ ಬೆನ್ನುಹುರಿ ಮತ್ತೆ ಆ ಪದರದ ಹೊರಗಡೆಯಿಂದ ಏನ್ ಬರುತ್ತೆ ಅದಕ್ಕೆ ಎಕ್ಸ್ಟ್ರಾ ಡ್ಯೂರಲ್ ಟ್ಯೂಮರ್ಸ್ ಅಂತ ಹೇಳ್ತೀವಿ. ಇದು ಸಾಮಾನ್ಯವಾಗಿ ಮೂಳೆಯಿಂದ ಅಥವಾ ಮೂಳೆ ಸುತ್ತಮುತ್ತ ಇರುವ ಅಂಶಗಳಿಂದ ಬರೋ ಟ್ಯೂಮರ್ಸ್. ಇಲ್ಲಿ ಕಾಮನ್ನೆಸ್ಟ್ ಎಕ್ಸಾಂಪಲ್ ಅಂದ್ರೆ ಹೆಮೆಂಜಿಯೋಮಾ, ಇವಿಂಗ್ ಸಾರ್ಕೋಮಾ, ಮೆಟಾಸ್ಟಾಸಿಸ್, ಇಂತಹ ರೋಗ ಅಂಶಗಳು ಇದರಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ಪದರದ ಒಳಗಡೆ, ಆದರೆ ಬೆನ್ಹುರಿಯ ಹೊರಗಡೆ, ಅದಕ್ಕೆ ಎಕ್ಸ್ಟ್ರಾ ಮೆಡ್ಯುಲರಿ ಇಂಟ್ರಾ ಡ್ಯೂರಲ್ ಟ್ಯೂಮರ್ಸ್ ಅಂತ ಹೇಳ್ತಾರೆ. ಇದರಲ್ಲಿ ಸಾಮಾನ್ಯವಾಗಿ ಕಂಡುಬಂದ ಗೆಡ್ಡೆಗಳು ಮೆನಿಂಜೋಮಾ, ಶ್ವಾನೋಮಾ ಮತ್ತೆ ಲೈಪೋಮ. ಇವೆಲ್ಲ ಮೂರು ರೀತಿಯ ಗೆಡ್ಡೆಗಳು ಸಾದಾ ಗೆಡ್ಡೆಗಳಾಗಿರುತ್ತೆ. ಮತ್ತೆ ಕೊನೆಯ ತರದ್ದು ಏನು ಅಂದ್ರೆ ಇಂಟ್ರಾ ಮೆಡ್ಯುಲರಿ, ಅಂದ್ರೆ ಬೆನ್ನ ಹುರಿಯ ಒಳಗಡೆ ಇರುತ್ತೆ. ಇದು ಥರ್ಡ್ ಟೈಪ್ ಆಫ್ ಸ್ಪೈನಲ್ ಟ್ಯೂಮರ್ ಅಂತ ಹೇಳ್ತೀವಿ. ಇಲ್ಲಿ ಕಂಡು ಬರುವ ಟ್ಯೂಮರ್ಸ್ ಅಂದ್ರೆ ಎಪೆಂಡೈಮೋಮಾ ಮತ್ತು ಮೆಟಾಸ್ಟಾಸಿಸ್ ಅಥವಾ ಆಸ್ಟ್ರೋಸೈಟೋಮಾ ಅಂತ ಗೆಡ್ಡೆಗಳು ಸಾಮಾನ್ಯವಾಗಿ ಕಂಡು ಬರುತ್ತೆ.
1: ಈಗ ಡಾಕ್ಟರ್ ಸಾತ್ವಿಕ, ಈ ಒಂದು ತೊಂದರೆ ಇದೆ ಬೆನ್ನುಹುರಿ ಮತ್ತು ಬೆನ್ನು ಮೂಳೆಯಲ್ಲಿ ಗಡ್ಡೆಗಳು ಆಗಿವೆ ಅಂತಂದಾಗ ಏನು ವೈದ್ಯಕೀಯ ಲಕ್ಷಣಗಳು ಕಂಡು ಬರ್ತವೆ?
2: ಸಾಮಾನ್ಯವಾಗಿ ಕಂಡು ಬರೋದಂದ್ರೆ ಬೆನ್ನು ನೋವು, ಕಾಲು ಸೆಳೆತ, ಕೈ ಕಾಲುಗಳಲ್ಲಿ ಸ್ವಾಧೀನ ಕಮ್ಮಿವಾಗುವುದು, ಮೂತ್ರದಲ್ಲಿ ಅಥವಾ ಗುದ ನಾಳದ ಕಂಟ್ರೋಲ್ ನಲ್ಲಿ ವ್ಯತ್ಯಾಸವಾಗುವುದು.

0: ಅಥವಾ ಆ ಬೆನ್ನಿನ ಹಿಂದೆ ಜಸ್ಟ್ ಪೇನ್ ಇರುತ್ತೆ, ಈ ತರ ತೊಂದರೆಗಳಿರುತ್ತೆ ಸಾಮಾನ್ಯವಾಗಿ. ಕೆಲವೊಮ್ಮೆ ಇವೇನು ಲಕ್ಷಣ ಇಲ್ಲ, ಯಾವ್ದೋ ಕಾರಣಕ್ಕೆ ನೀವು ಸ್ಕ್ಯಾನ್ ತೆಗೆದಾಗಲ ಕೂಡ ನಿಮಗೆ ಈ ಗೆಡ್ಡೆಗಳು ಕಂಡು ಬರುತ್ತೆ. ಸೊ ಈ ಲಕ್ಷಣಗಳು ಏನ್ ಹೇಳಿದೀನಲ್ಲ, ಈ ಲಕ್ಷಣ ಮಾದರಿ ಮೇಲೆ ಈ ಟ್ಯೂಮರ್ ಎಕ್ಸ್ಟ್ರಾ ಮೆಡ್ಯುಲರಿ ಇಂಟ್ರಾಡ್ಯೂರಲ್ ಅಥವಾ ಇಂಟ್ರಾ ಮೆಡ್ಯುಲರಿ ಟ್ಯೂಮರ್, ಈ ಲೊಕೇಶನ್ ಆಫ್ ದ ಟ್ಯೂಮರ್ ಇದ್ದಾಗ ಈ ಹೇಳುವ ಲಕ್ಷಣಗಳು ವೇರಿಯಸ್ ಪ್ಯಾಟರ್ನ್ ಇರುತ್ತೆ, ಬಟ್ ಇದೇ ಸಿಂಪ್ಟಮ್ಸ್ ಇದೇ ಲಕ್ಷಣಗಳಿಂದ ಕೂಡಿರುತ್ತೆ. ಈ ಲಕ್ಷಣಗಳು ಇದ್ದಾಗ ರೋಗಿಯು ನಮ್ಮ ಹತ್ರ ಬರ್ತಾರೆ, ನಾವು ಅವ್ರನ್ನ ವೈದ್ಯಕೀಯಕ್ಕೆ ತಪಾಸಣೆ ಮಾಡ್ತೀವಿ. ಸೊ ಕ್ಲಿನಿಕಲಿ ಈ ಇದನ್ ಇರ್ಬೋದು ಅಂತ ಹೇಳಿ ನಾವು ಊಹಿಸ್ತೀವಿ. ಇದಕ್ಕೆ ಕನ್ಫರ್ಮೇಶನ್ ಮಾಡಲಿಕ್ಕೆ ಅಂತ ನಾವು MRI ಸ್ಕ್ಯಾನ್ ಮಾಡ್ತೀವಿ. MRI ಅಲ್ಲಿ ಇಂಜೆಕ್ಷನ್ ಕೊಟ್ಟು ಮಾಡ್ಬೇಕಾಗತ್ತೆ, ಅಂದ್ರೆ ಕಾಂಟ್ರಾಸ್ಟ್. ಆ ಕಾಂಟ್ರಾಸ್ಟ್ ಕೊಟ್ಟಾಗ ನಮಗೆ ಗೆಡ್ಡೆಯ ಮಾರ್ಫಾಲಜಿ, ಗೆಡ್ಡೆಯ ಲಕ್ಷಣಗಳು ಚೆನ್ನಾಗಿ ಕಾಣಿಸುತ್ತದೆ. ಅದು ನಮಗೆ ಡಯಾಗ್ನೋಸಿಸ್ ಮಾಡಲಿಕ್ಕೆ ನಮಗೆ ಸಹಕರಿಸುತ್ತೆ. ಸೊ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಲಕ್ಷಣದ ಮೇಲೆ ಸ್ಕ್ಯಾನ್ ಮಾಡಿ ನೋಡಿದಾಗ ಅದನ್ನು ಸಾದಾ ಗೆಡ್ಡೆನೋ ಅಲ್ವೋ, ಈ ಗೆಡ್ಡೆನ ಯಾವ ತರ ನಾವು ಆಪರೇಷನ್ ಮಾಡಬೇಕು, ಮುಂದೆ ಹೇಗೆ ಒರಿಬೇಕು ಅನ್ನೋದನ್ನ ನಮಗೆ ಸ್ಕ್ಯಾನ್ ಮೂಲಕ ಗೊತ್ತಾಗುತ್ತೆ.
1: ಡಾಕ್ಟರ್, ಈಗ ತಾವು ಈ ಪೇನ್ ಇರುತ್ತೆ ಅಂತ ಹೇಳಿದ್ರಲ್ಲ, ಬೆನ್ನು ಒಂದು ಹುರಿಯಲ್ಲಿ ಪೇನ್ ಅಥವಾ ಸ್ನಾಯುಗಳ ಸೆಳೆತ ಇರುತ್ತಂತೆ, ಇದು ಹೇಗೆ ಕಂಟಿನ್ಯೂಸ್ ಇರುತ್ತಾ ಬಿಟ್ಟು ಬಿಟ್ಟು ಬರುತ್ತಾ ಹೇಗೆ ಡಾಕ್ಟರ್?
0: ಈಗ ನೀವಾಗ್ಲೇ ನಾನು ನಿಮ್ಗೆ ಹೇಳಿದ್ದೀನಿ ಮಲ್ಟಿಪಲ್ ಅಂದ್ರೆ ನಾನಾ ರೀತಿಯ ಗೆಡ್ಡೆಗಳು ಅದರ ಲೊಕೇಶನ್. ಸೊ ಈಗ ಎಕ್ಸ್ಟ್ರಾ ಮೆಡ್ಯುಲರಿ ಲೀಜನ್ ಅಂತ ಇದ್ದಾಗ ಬರೀ ಬೆನ್ನಿನಲ್ಲಿ ಒಂದು ಜಾಗದಲ್ಲಿ ನೋವು ಮಾತ್ರ ಕಾಣಿಸುತ್ತದೆ, ಅದೇ ಇಂಟ್ರಾ ಡ್ಯೂರಲ್ ಎಕ್ಸ್ಟ್ರಾ ಮೆಡ್ಯುಲರಿ, ಇದು ಸೆಕೆಂಡ್ ಕಾಮನೆಸ್ಟ್ ಟ್ಯೂಮರ್ ಲೊಕೇಶನ್ಸ್. ಇದರಲ್ಲಿ ಏನಾಗುತ್ತೆ, ಈ ನರದ ಮೇಲೆ ಅದು ಒತ್ತಡ ಹಾಕಿದಾಗ ಆ ನರದ ಸೆಳೆತತ್ತೆ, ಆ ಸೆಳೆತ ಕಾಲಿನಲ್ಲೇ ಹೋಗ್ಬೋದು ಅಥವಾ ಹಿಂಭಾಗದ ಬೆನ್ನಿನಿಂದ ಮುಂದೆ ಕಡೆ ಕೂಡ ಬರಬಹುದು. ಈ ತರ ಸೆಳೆತಗಳು ನಾವು ಕಂಡು ಬರುತ್ತೆ.
1: ಕಂಟಿನ್ಯೂಸ್ ಆಗಿರುತ್ತೆ?
0: ಎಸ್, ಕಂಟಿನ್ಯೂಸ್ ಆಗಿರುತ್ತೆ. ಅಥವಾ ಕೆಲವೊಮ್ಮೆ ರಾತ್ರಿ ಸಮಯದಲ್ಲಿ ಜಾಸ್ತಿ ಆಗಿರ್ಬೋದು, ಅಥವಾ ಮಲಗಿದಾಗ ಜಾಸ್ತಿ ಆಗ್ಬೋದು, ಅಥವಾ ಕೆಮ್ಮಿದಾಗ ಜಾಸ್ತಿ ಆಗ್ಬೋದು. ಇವೆಲ್ಲ ಲಕ್ಷಣಗಳು, ಬೆನ್ನಿನ ನೋವು ಕೆಮ್ಮಿದಾಗ ಜಾಸ್ತಿ ಆಗೋದು, ಮಲಗಿದಾಗ ಜಾಸ್ತಿ ಆಗಿರೋದು ಅಂದಾಗ ನಾವು ಇಮಿಡಿಯೇಟ್ ಆಗಿ ತಜ್ಞರ ಹತ್ರ ಬಂದು ತಪಾಸಣೆ ಮಾಡಿಕೊಳ್ಳೋದು ಒಳ್ಳೇದು.
1: ಡಾಕ್ಟರ್ ಸಾತ್ವಿಕ್ ಅವರೇ, ಈಗ ಈ ಒಂದು ಬೆನ್ನು ಹುರಿ ಮತ್ತು ಬೆನ್ನು ಮೂಳೆ ಗೆಡ್ಡೆಗಳಿಗೆ ಟ್ರೀಟ್ಮೆಂಟ್ ಯಾವ ರೀತಿ ಕೊಡ್ತೀರಿ, ಅಂದ್ರೆ ಆಪರೇಷನ್ ಮಾಡಲೇಬೇಕೆ, ಮೆಡಿಸಿನ್ ಇಂದ ವಾಸಿ ಆಗುತ್ತೆ ಹೇಗೆ?
0: ನಾವೀಗ ಫಸ್ಟ್ ಆಫ್ ಆಲ್ ಗೆಡ್ಡೆಯನ್ನ ನಾವು ಹೆಂಗ್ ಐಡೆಂಟಿಫೈ ಮಾಡ್ತೀವಿ ಅಂದ್ರೆ ಸ್ಕ್ಯಾನ್, MRI ಸ್ಕ್ಯಾನ್ ಮೂಲಕ ಐಡೆಂಟಿಫೈ ಮಾಡ್ತೀವಿ. ಕೆಲವೊಂದ್ಸಲಿ ಕೆಲವೊಂದು ಗೆಡ್ಡೆ ಲಕ್ಷಣ ಕಂಡು ಬಂದಾಗ ನಾವು CT ಸ್ಕ್ಯಾನ್ ಕೂಡ ಅದರ ಸಹಾಯ ತಗೊಳ್ಬೇಕಾಗುತ್ತೆ. CT ಸ್ಕ್ಯಾನ್ ಹೊಟ್ಟೆದಾಗ್ಲಿ ಅಥವಾ ಎದೆದಾಗ್ಲಿ ಮಾಡಿಕೊಂಡು ಯಾವ ತರ ಗೆಡ್ಡೆ ಅಂತಾಗುತ್ತೆ. ಈಗ ನಾವು ಇವೆರಡರ ಆಧಾರವಾಗಿ ಇದು ಸಾದಾ ಗೆಡ್ಡೆನ ಅಥವಾ ಕ್ಯಾನ್ಸರ್ ಗೆಡ್ಡೆನ ಅಂತ ಒಂದು 70-90% ಅಷ್ಟು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ,
1: ಅಷ್ಟೊಂದು ಅಡ್ವಾನ್ಸ್ಮೆಂಟ್ ಇದೆ.
0: ಎಸ್, ಅಂತ ಟೈಮಲ್ಲಿ ಏನ್ ಮಾಡ್ತೀವಿ, ಈಗ ಸಾದಾ ಗೆಡ್ಡೆ ಆದ್ರೆ ಸೈಜ್ ನೋಡ್ತೀವಿ ನೆಕ್ಸ್ಟ್, ಎಷ್ಟು ಸಣ್ಣದಿಯೋ ದೊಡ್ಡದಿದೆಯೋ ಅಂತ. ಸಾದಾ ಗೆಡ್ಡೆ ಒಂದೇ ಕಡೆ ಇದ್ದು ಅದರಿಂದ ಏನು ತೊಂದರೆ ಆಗ್ತಾ ಇಲ್ಲ ಅಂದ್ರೆ ಜಸ್ಟ್ ನಾವು ಅಬ್ಸರ್ವೇಷನ್ ಅಲ್ಲಿ ಇಡೋಣ, ಅದಕ್ಕೆ ಯಾವುದೇ ರೀತಿ ಟ್ರೀಟ್ಮೆಂಟ್ ಇಲ್ಲದಲೇ ನೋವು ಬಂದಾಗ ನೋವಿನ ಮಾತ್ರೆಗಳನ್ನು ಸಜೆಸ್ಟ್ ಮಾಡ್ತೀವಿ ತಗೊಳ್ಲಿಕ್ಕೆ ಹೇಳಿ ಅದನ್ನ ಇದು ಅಬ್ಸರ್ವೇಷನ್ ಇರ್ತೀವಿ. ಇನ್ನೊಂಥರ ಇದು ಒಂಥರದ ಕೇಸಸ್ ಅಲ್ಲಿ, ಇನ್ನೊಂಥರ ಏನಾಗಿರುತ್ತೆ, ಗೆಡ್ಡೆ ಇದೆ, ಗೆಡ್ಡೆ ಅದು ಸಾದಾ ಗೆಡ್ಡೆ ಮತ್ತು ಅದು ವೆಲ್ ಡಿಫೈನ್ಡ್ ಒಂದೇ ಜಾಗದಲ್ಲಿ ಸಣ್ಣದಾಗಿದೆ ಅಂತ ಟೈಮಲ್ಲಿ ನಾವೇನ್ ಮಾಡ್ತೀವಿ, ಆಪರೇಷನ್ ಮಾಡಿ ತೆಗಿತೀವಿ. ಆಪರೇಷನ್ ಅಂದ್ರೆ ಏನು, ಕರೆಕ್ಟ್ ಆಗಿ ಅದು ಯಾವ ಲೆವೆಲ್ ಅಲ್ಲಿ ಗೆಡ್ಡೆ ಇದೆ, ಬೆನ್ನಿನ ಹಿಂಭಾಗದಿಂದ ಓಪನ್ ಮಾಡಿ ಫಸ್ಟ್ ಚರ್ಮ, ಅದಾದ್ಮೇಲೆ ಸುತ್ತಲಿರುವ ಮೂಳೆಗಳನ್ನು ಕಟ್ ಮಾಡಿ, ಆಮೇಲೆ ಪದರ ಅಂದ್ರೆ ಡ್ಯೂರಾ ಮ್ಯಾಟರ್, ನಾನೇನು ಮುಂಚೆ ನಿಮಗಾಗ್ಲೇ ಹೇಳಿದ್ದಿಲ್ಲ, ಅದನ್ನ ಓಪನ್ ಮಾಡಿ ಆ ಗೆಡ್ಡೆಗಳನ್ನು ತೆಗಿತೀವಿ. ಇದು ಕೆಲವೊಂದ್ಸಲಿ ಪೂರ್ತಿ ಗೆಡ್ಡೆಯನ್ನು ತೆಗಿಲಿಕ್ಕೆ ಸಾಧ್ಯ ಆಗುತ್ತೆ, ಕೆಲವೊಂದ್ಸಲಿ ಸ್ವಲ್ಪ ಗೆಡ್ಡೆಗಳು ಅಲ್ಲೇ ಬಿಡಬೇಕಾಗುತ್ತೆ. ಕಾರಣ ಏನು ಅಂದ್ರೆ, ಒಂದು ಅಷ್ಟನ್ನು ತೆಗಿಯಕ್ ಹೋದಾಗ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ. ತೊಂದರೆ ಆಗದಂಗೆ ನಮ್ಮ ಶಸ್ತ್ರಚಿಕಿತ್ಸೆ ನಡೀಬೇಕು ಅಂತ ಹೇಳಿ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೆ ಅಷ್ಟು ನಾವು ಮಾಡಿ ಕೈ ಬಿಡಬೇಕಾಗತ್ತೆ. ಸೊ ಅದೇ ಸಾದಾ ಗೆಡ್ಡೆ ಆಗಿದ್ರೆ ಇಂಥ ಕೇಸ್ಗಳಲ್ಲಿ ಅದನ್ನ ನಾವು ಸೀರಿಯಲ್ ಫಾಲೋ, 6 ತಿಂಗಳಿಗೆ ಒಂದ್ಸಲಿ ಸ್ಕ್ಯಾನ್ ಮಾಡಿಕೊಂಡು ಗೆಡ್ಡೆ ಎಷ್ಟು ದೊಡ್ಡದಾಗ್ತಿದೆ ಏನು ಅಂತ ನೋಡಿಕೊಂಡು ಅದರ

0: ಪ್ರಕಾರ ನಾವು ಮುಂದುವರಿತಾ ಇರ್ತೀವಿ. ಈಗ ಅಕಸ್ಮಾತ್ ಆ ಗೆಡ್ಡೆ ನಾವೇನು ತೆಗ್ದಿದೀವಿ ಅದನ್ನ ನಾವು ಟೆಸ್ಟಿಗೆ ಕೊಟ್ಟಾಗ ಅದರಲ್ಲಿ ಕ್ಯಾನ್ಸರಸ್ ಗೆಡ್ಡೆ ಅಂತ ಬರ್ಬೋದು. ಅಂತ ಸಮಯದಲ್ಲಿ ನಾವು ರೇಡಿಯೇಷನ್ ಕೂಡ ಕೊಡ್ತೀವಿ, ರೇಡಿಯೋಥೆರಪಿಯನ್ನು ಕೂಡ ಕೊಡ್ತೀವಿ. ಕೆಲವೊಂದ್ಸಲ ಏನಾಗುತ್ತೆ, ಡೈರೆಕ್ಟ್ ನಮಗೆ ಇಲ್ಲ ಇದು ಕ್ಯಾನ್ಸರ್ ಗೆಡ್ಡೆ ಅಂತಾನೆ ಗೊತ್ತಾಗುತ್ತೆ. ಮನ್ನಾಗಿ ಮೆಟಾಸ್ಟಾಸಿಸ್ ಅಂದ್ರೆ ಎಲ್ಲಿದ್ದೋ ಇರುವ ಕ್ಯಾನ್ಸರ್ ಗೆಡ್ಡೆ ಇಲ್ಲಿ ಬೆನ್ನ ಹುರಿಗೆ ಮತ್ತು ಬೆನ್ನ ಮೂಳೆಗೆಲ್ಲ ಹರಡ್ಕೊಂಡ್ಬಿಟ್ಟಿರುತ್ತೆ. ಅಂಥವರಿಗೆ ಶಸ್ತ್ರಚಿಕಿತ್ಸೆ ಮಾಡ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಆಗಿದ್ದನ್ನ ಇನ್ನೂ ಜಾಸ್ತಿ ಹರಡದಂಗೆ ಇರಲಿ ಅಂತ ನಾವು ರೇಡಿಯೇಷನ್ ಕೂಡ ಡೈರೆಕ್ಟ್ ಆಗಿ ಕೊಡ್ತೀವಿ.
1: ಈಗ ಡಾಕ್ಟರ್, ಯಾವುದೇ ಆಪರೇಷನ್ ಅಂತಂದ್ರೆ ಜನಸಾಮಾನ್ಯರಿಗೆ ಸ್ವಲ್ಪ ಭಯನೇ ಇರುತ್ತೆ, ಅದರಲ್ಲೂ ಬೆನ್ನು ಹುರಿ ಅಂತಂದ್ರೆ ಅದು ನರಕ್ಕೆ ಎಫೆಕ್ಟ್ ಆಗುತ್ತೆ ಅಂತ ಜನರಲ್ಲಿ ಒಂದು ಕಲ್ಪನೆ ಇರುತ್ತೆ. ಸೊ ಈ ಆಪರೇಷನ್ ಎಷ್ಟು ಮಟ್ಟಿಗೆ ಸಕ್ಸಸ್ ರೇಟ್ ಹೇಗಿದೆ, ಮತ್ತೆ ಎಷ್ಟು ಮಟ್ಟಿಗೆ ಈ ಆಪರೇಷನ್ ಒಳಗಾದವರು ರಿಕವರಿ ಆಗಿ ನಾರ್ಮಲ್ ಆಗಿ ಮತ್ತೆ ಲೈಫ್ಗೆ ರಿಟರ್ನ್ ಆಗೋದಕ್ಕೆ ಸಾಧ್ಯ ಆಗುತ್ತೆ?
0: ನಿಮ್ಮ ಕಾಳಜಿ ಏನಿದೆ ಅಲ್ಲ ಅದು ನೂರಕ್ಕೆ ನೂರು ಸತ್ಯ, ಬಟ್ ಆ ಕಾಲ ಬದಲಾಯಿಸಿ ಇದೆ ಅಂತ ಹೇಳಲಿಕ್ಕೆ ಕೂಡ ನಾನು ಹೇಳಕ್ ಇಷ್ಟಪಡ್ತೀನಿ. ಮುಂಚೆ ಅಡ್ವಾನ್ಸ್ ಟೆಕ್ನಾಲಜಿ ಇಲ್ದಲೆ ರಿಸಲ್ಟ್ಸ್ ಅನ್ನೋದು ಹೇಗೆ ಎಂಥದ್ದು ಅಂತ ಹೇಳಲಿಕ್ಕೆ ಆಗ್ತಿರ್ಲಿಲ್ಲ. ಆದರೆ ಈಗಿನ ಆಧುನಿಕ ತಂತ್ರಜ್ಞಾನದಿಂದಾಗಿ ನಮ್ಮಲ್ಲಿ ಇರುವ ಮೈಕ್ರೋಸ್ಕೋಪ್ ಇದರಿಂದ ಮ್ಯಾಗ್ನಿಫಿಕೇಶನ್ ಆಗುತ್ತೆ, ದೊಡ್ಡದಾಗಿ ಕಾಣೋದ್ರಿಂದಾಗಿ ಸಣ್ಣ ಸಣ್ಣ ನಾಳಗಳು ನರಗಳು ತುಂಬಾ ಕ್ಲಿಯರ್ ಆಗಿ ಕಾಣೋದ್ರಿಂದಾಗಿ ಡ್ಯಾಮೇಜ್ ಆಗುವ ಸಾಧ್ಯತೆ ಕಮ್ಮಿ ಆಗುತ್ತೆ. ಮತ್ತೆ ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ ಇದೆ ಲೈಕ್ ಕ್ಯೂಸಾ ಅಂತ ಹೇಳಿ, ಇದೇನಂದ್ರೆ ಇದು ಬಹಳ ಅಡ್ವಾನ್ಸ್ ಇನ್ಸ್ಟ್ರೂಮೆಂಟ್, ಅಡ್ವಾನ್ಸ್ ಟೆಕ್ನಾಲಜಿ. ಇದು ಒಂದು ಗೆಡ್ಡೆ ಅಂದ್ರೆ ಮೆದುಳಿನದಾಗಿರ್ಬೋದು ಅಥವಾ ಬೆನ್ನ ಹುರಿಯದ ಗೆಡ್ಡೆ ಆಗಿರಬಹುದು, ಅದನ್ನು ತೆಗಿಲಿಕ್ಕೆ ಬಹಳ ಅನುಕೂಲ ಮಾಡುತ್ತೆ. ಇದು ಒಂದು ಪೆನ್ಸಿಲ್ ಆಕಾರವಾಗಿದ್ದು ಅದು ಗೆಡ್ಡೆಯ ಹತ್ತಿರ ಇಟ್ಟಾಗ ಆ ಗೆಡ್ಡೆಯ ಮೇಲೆ ಅಲ್ಟ್ರಾಸೌಂಡ್ ತರಂಗಾಂತರಿಂದ ಆ ಗೆಡ್ಡೆನು ಪುಡಿ ಪುಡಿ ಮಾಡಿ ಅದೇ ಸಕ್ ಮಾಡುತ್ತೆ. ಇದರಿಂದ ಏನಾಗುತ್ತೆ, ನಾವು ಆ ಗೆಡ್ಡೆ ತೆಗಿಬೇಕಾದ್ರೆ ನಾರ್ಮಲ್ ಬೆನ್ಹುರಿ ಅಥವಾ ನಾರ್ಮಲ್ ಸ್ಟ್ರಕ್ಚರ್ಗೆ ಯಾವುದೇ ರೀತಿ ತೊಂದರೆ ಆಗದಿದ್ದಂಗೆ ನೋಡುತ್ತೆ. ಸೊ ಇದರಿಂದಾಗಿ ಏನಾಗುತ್ತೆ, ಕಾಂಪ್ಲಿಕೇಶನ್ಸ್ ಚಾನ್ಸಸ್ ಬಹಳ ಕಮ್ಮಿ ಆಗಿದ್ದು ನಾವು ರಿಸೆಕ್ಷನ್ ಅಂದ್ರೆ ಟ್ಯೂಮ್ ತೆಗೆಯೋ ಪ್ರಮಾಣ ಜಾಸ್ತಿ ಆಗಿರುತ್ತೆ. ಇದು ಈ ತಂತ್ರಜ್ಞಾನದಿಂದ ಆಗುವ ಲಾಭಗಳು.
1: ಈ ಕ್ಯೂಸಾದಿಂದ ತುಂಬಾ ಅನುಕೂಲಗಳಿವೆ.
0: ಎಸ್, ಈ ಇನ್ಸ್ಟ್ರೂಮೆಂಟ್ ಬಳಸಿದ್ದಾಗಿ ಬಹಳ ಅನುಕೂಲ ಆಗುತ್ತೆ.
1: ತಾವ್ ಹೇಳಿದ್ರೆ ಬೇರೆ ಬೇರೆ ಲೊಕೇಶನ್ ಅಲ್ಲಿ ಬೇರೆ ಬೇರೆ ಟೈಪ್ ಗೆಡ್ಡೆ ಇರುತ್ತೆ ಅಂತ, ಮತ್ತೆ ಎಷ್ಟು ದಿನ ಹಾಸ್ಪಿಟಲ್ ಅಲ್ಲಿ ಪೇಷಂಟ್ ಇರಬೇಕಾಗುತ್ತೆ?
0: ಈಗ ಡ್ಯೂರೇಷನ್ ಎಷ್ಟು ಅಂತ ಸಾಮಾನ್ಯ ಹೇಳಿದಾಗ ಸಾಮಾನ್ಯವಾಗಿ 3-5 hours ಟೈಮ್ ಬೇಕಾಗುತ್ತೆ. ಈಗ ಹಾಸ್ಪಿಟಲ್ ಅಲ್ಲಿ ಆಪರೇಷನ್ ನಂತರ ಎಷ್ಟು ದಿವಸ ಇರಬೇಕು, ಸೆಕೆಂಡ್ ಕ್ವೆಶ್ಚನ್. ಈಗ ಸಾಮಾನ್ಯವಾಗಿ 2-4 ದಿವಸದವರೆಗಿದ್ರೆ ಸಾಕು ಅಂತ ನನ್ನ ಅಭಿಪ್ರಾಯ, ಬಟ್ ಕಾರಣಾಂತರದಿಂದಾಗಿ ಕೆಲವೊಮ್ಮೆ ಹೆಚ್ಚಾಗಬಹುದು.
1: ಈಗ ಡಾಕ್ಟ್ರೆ, ಈಗ ಸಾಮಾನ್ಯವಾಗಿ ನಮ್ಮಲ್ಲಿ ಜನರಿಗೊಂದು ಅಭಿಪ್ರಾಯ ಇರುತ್ತೆ, ಅದರಲ್ಲೂ ಮಹಿಳೆಯರಿಗೆ, ಅವರಿಗೆ ಒಂದು ಆಪರೇಷನ್ ಆದ್ಮೇಲೆ ಬೆನ್ನಿಗೊಂದು ಇಂಜೆಕ್ಷನ್ ಕೊಟ್ಟಿರ್ತಾರೆ, ಯಾವುದು NCC, ಅದು ಕೊಟ್ಟ ಮೇಲೆ ನನಗೆ ತುಂಬಾ ಬೆನ್ನು ಬಂತು ಅಂತ ಅವರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ತಾವು ತಜ್ಞ ವೈದ್ಯರಾಗಿ ಮಹಿಳೆಯರಿಗೆ ಈ ವಿಷಯವಾಗಿ ಏನ್ ಹೇಳೋದಕ್ಕೆ ಇಷ್ಟಪಡ್ತಾರೆ?
0: ಈ ನಮ್ಮ ಆಪರೇಷನ್ ಬೆನ್ನಿಗೆ ಇಂಜೆಕ್ಷನ್ ಕೊಟ್ಟು ನಿಮ್ಮನ್ನು ಆಪರೇಷನ್ ಮಾಡೋದಿಲ್ಲ, ನಾವು ಇವರಿಗೆ ಜನರಲ್ ಅನಸ್ತೇಷ ಕಂಪ್ಲೀಟ್ ಆಗಿ ನಿಮಗೆ ಮೂರ್ಛೆ ತಪ್ಪಿ ಹೊಟ್ಟೆ ಮೇಲೆ ನೀವು ಮಲಗಿ ನಾವು ಬೆನ್ನಿನ ಮೇಲೆ ಆಪರೇಷನ್ ಮಾಡುತ್ತೇವೆ, ಹಾಗಾಗಿ ಈ ಪ್ರಸಂಗ ನಮ್ಮಲ್ಲಿ ಆಗಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.
1: ಡಾಕ್ಟ್ರೆ, ಈಗ ನಮ್ಮ ಬೆನ್ನು ಹುರಿ ಮತ್ತು ಬೆನ್ನು ಮೂಳು ಇದು ಗಡ್ಡೆಗಳು ಒಳಗಿರ್ತವೆ ನಮ್ಗೆ ಗೊತ್ತಾಗೋದಿಲ್ಲ. ಸೊ ಇದನ್ನ ತಾವು ಹೇಳಿದ್ರೆ MRI ಮಾಡಬೇಕಾಗುತ್ತೆ, ಇದರಿಂದ ನಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಈಗ ಒಟ್ಟಾರೆ ತಾವು ತಜ್ಞ ವೈದ್ಯರಾಗಿರೋದ್ರಿಂದ ನಮ್ಮ ಬೆನ್ನು ಹುರಿ ಮತ್ತು ಬೆನ್ನು ಮೂಳೆಗಳನ್ನ ನಾವು ನಮ್ಮ ಲೈಫ್ ಇಡೀ ಯೂಸ್ ಮಾಡೋದ್ರಿಂದ ಅದನ್ನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ, ಆರೋಗ್ಯವಂತ ಇಟ್ಕೊಳ್ಳೋದಕ್ಕೆ ತಮ್ಮ ಒಂದು 4-5 ಸಜೆಷನ್ಸ್ ಹೇಳಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಮೋಶ್ಚರ್ ಆಗಿರ್ಬೋದು ಅಥವಾ ವರ್ಕಿಂಗ್ ಸ್ಟೈಲ್ ಆಗಿರ್ಬೋದು.
0: ನಾನು ಹೇಳ್ತಾ ಇರೋದು ಗೆಡ್ಡೆಗೂ ಇದಕ್ಕೂ ಸಂಬಂಧ ಇಲ್ಲ, ಬಟ್ ಇಟ್ ಇಸ್ ಜನರಲ್ ಸ್ಟೇಟ್ಮೆಂಟ್ ಅಬೌಟ್ ದ ಬ್ಯಾಕ್ ಸ್ಟ್ರೆಂತ್ ಆರ್ ಬ್ಯಾಕ್ ಪೋಸ್ಚರ್ಸ್. ಒಂದು ಕುತ್ಕೊಂಡಾಗ ಸೀದವಾಗಿ ಕುತ್ಕೋಬೇಕು, ನೇರವಾಗಿ ಕುತ್ಕೋಬೇಕು, ಇದರಿಂದಾಗಿ ಡಿಸ್ಕಿನ ಪ್ರಾಬ್ಲಮ್ ಎಲ್ಲ ತಪ್ಪುತ್ತದೆ. ಮತ್ತೆ ಹೆಲ್ತಿ ಆಗಿರ್ಲಿಕ್ಕೆ ನೀವು ಎಷ್ಟಾಗತ್ತಷ್ಟು ಬೆಳಗ್ಗೆ ಒಂದ್ಸಲಿ ಅಥವಾ ಸಂಜೆ ಒಂದ್ಸಲಿ ವಾಕ್ ಮಾಡಿ, ಲಘು ಮನೆಯಲ್ಲಿರೋ ಕೆಲಸ ಮಾಡಿದ್ರೆ ಸಾಕು, ನೀವೇನ್ ಜಿಮ್ಮೇ ಹೋಗಿ ಹೆಲ್ತಿ ಆಗಿರ್ಬೇಕಂತ ಏನಿಲ್ಲ, ಮನೆಯಲ್ಲಿರೋ ಸಾಮಾನ್ಯ ಕೆಲಸ ಮಾಡಿದ್ರು ಬೇಕಾದಷ್ಟು ಆಗತ್ತೆ ಅಂತ ನಾ ಹೇಳಕ್ ಇಷ್ಟ.
1: ಈಗ ಡಾಕ್ಟರ್, ಕೊನೆಯದಾಗಿ ಒಂದು ಪ್ರಶ್ನೆ, ಈ ಒಂದು ಗಡ್ಡೆಗಳು ಒಂದು ಬಾರಿ ತಾವು ರಿಮೂವ್ ಮಾಡ್ತೀರಾ ಮತ್ತೆ ಬರುವಂತ ಚಾನ್ಸ್ ಏನಾದ್ರು ಇರುತ್ತಾ ಡಾಕ್ಟರ್? ಹೇಗೆ
0: ಈ ಸಾಧಾರಣ ಗೆಡ್ಡೆಗಳು ಅಥವಾ ನಾನ್ ಕ್ಯಾನ್ಸರಸ್ ಗೆಡ್ಡೆಗಳು ಬರೋ ಚಾನ್ಸಸ್ ಕಂಪ್ಲೀಟ್ ಆಗಿ ತೆಗೆದ್ರೆ 99% ಬರಲ್ಲ, ಬಟ್

0: ಪಾರ್ಶಿಯಲಿ ತೆಗೆದ್ರೆ ಅಂದ್ರೆ ಬಹಳಷ್ಟು ತೆಗೆದ್ಬಿಟ್ಟು ಕಾರಣಾಂತರದಿಂದ ಸ್ವಲ್ಪ ಪ್ರಮಾಣದ ಗೆಡ್ಡೆ ಇದ್ದಾಗ ಬರೋ ಚಾನ್ಸಸ್ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಅದನ್ನ ರೆಡ್ಯೂಸ್ ಮಾಡೋದು ಹೆಂಗೆ ಅಂದ್ರೆ ರೇಡಿಯೇಷನ್ ಕೊಟ್ಟರು ಕೂಡ ಕಮ್ ಮಾಡಬಹುದು ರಿಕರೆನ್ಸ್.
1: ಡಾಕ್ಟರ್, ಈಗ ಈ ಒಂದು ಆಪರೇಷನ್ ಆಗಿರೋರು ಫಾಲೋಅಪ್ ಗೆ ಅವಾಗ ಬರಬೇಕಾಗುತ್ತ ಮತ್ತೆ ಇಯರ್ಲಿ ಚೆಕ್ಅಪ್ ಗೆ ಏನಾದ್ರು ಬರಬೇಕಾಗುತ್ತ ಹೇಗೆ ಡಾಕ್ಟರ್?
0: ಈಗ ಒಂದ್ಸಲಿ ಆಪರೇಷನ್ ಆದ್ಮೇಲೆ ಅವರು ಹೊಲಿಗೆ ತೆಗಿಲಿಕ್ಕೆ ಬರಬೇಕಾಗತ್ತೆ, ಅದಾದ ನಂತರ 15 ದಿವಸಕ್ಕೆ ಒಂದ್ಸಲಿ ಬರಬೇಕು, ಆಮೇಲೆ 6 ತಿಂಗಳ ತನಕ ತಿಂಗಳ ಒಂದ್ಸಲಿ ಬರಬೇಕಾಗತ್ತೆ, ಅದಾದ್ಮೇಲೆ ವರ್ಷಕ್ಕೊಂದ್ಸಲಿ ಸ್ಕ್ಯಾನ್ ಮಾಡಿ ನೋಡಬೇಕಾಗತ್ತೆ. ಯಾಕಂದ್ರೆ ಈಗ ಒಂದ್ಸಲಿ ಗೆಡ್ಡೆ ಆಗಿದೆ, ಸೊ ರಿಕರೆನ್ಸ್ ಆಗೋ ಸಾಧ್ಯತೆಗಳು ಇರುತ್ತೆ ಕೆಲವೊಂದರ ಗೆಡ್ಡೆಗಳಲ್ಲಿ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್, ಅಂದ್ರೆ ನಾವಾಗೆ ಸ್ಕ್ಯಾನ್ ಮಾಡಿಸ್ಕೊಂಡು ಅದನ್ನ ಇದೆಯೋ ಇಲ್ಲೋ ಅಂತ ನೋಡ್ಕೊಳ್ಳೋದು ಜಾಣತನ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ.
1: ಮತ್ತೆ ಇದು ಅನುವಂಶವಾಗಿ ಹೆರಿಡಿಟರಿ ಆಗಿ ಈ ಒಂದು ಕ್ಯಾನ್ಸರ್ ಗೆಡ್ಡೆಗಳು ಅಂತ ಚಾನ್ಸಸ್ ಇರುತ್ತೆ ಡಾಕ್ಟರ್?
0: ಕೆಲವೊಂದು ಅನುವಂಶಕವಾಗಿ ನ್ಯೂರೋಫೈಬ್ರೋಮ್ಯಾಟೋಸಿಸ್ ಅಂತ ಹೇಳಿ ಒಂದು ಸಿಂಡ್ರೋಮ್ ಇದೆ, ಅದರಲ್ಲಿ ಈ ತರ ಆಗೋ ಸಾಧ್ಯತೆ ಇರುತ್ತೆ. ಅಂತ ಮನುಷ್ಯರನ್ನು ನಾವು ಕ್ಲೋಸ್ಲಿ ಫಾಲೋ ಅಪ್ ಮಾಡಿ ಯಾವುದೇ ಕಾಲದಲ್ಲಿ ಈ ನಾನು ರೋಗದ ಲಕ್ಷಣಗಳು ಹೇಳಿದ್ನಲ್ಲ ಕಂಡು ಬಂದಾಗ ಇಮಿಡಿಯೇಟ್ ಸ್ಕ್ಯಾನ್ ಮಾಡಿ ಅದೇನೋ ಇತ್ತು ಅಂದ್ರೆ ಆಪರೇಷನ್ ಬೇಕು ಅಂದ್ರೆ ಮಾಡಬೇಕು, ಇಲ್ಲ ಅಬ್ಸರ್ವೇಷನ್ ಅಲ್ಲಿ ಇಡಬೇಕಾಗುತ್ತೆ.
1: ತುಂಬಾ ತುಂಬಾ ಧನ್ಯವಾದಗಳು ಡಾಕ್ಟರ್ ಸಾತ್ವಿಕ್ ಪಿ ಜಿ ಅವರೇ. ಇಲ್ಲಿವರೆಗೆ ತಾವು ಬೆನ್ನುಹುರಿ ಮತ್ತು ಬೆನ್ನುಮೂಳೆ ಗೆಡ್ಡೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಬಹಳ ಸರಳವಾದ ಭಾಷೆಯಲ್ಲಿ ನಿರೂಪಿಸಿಕೊಟ್ಟಿದ್ದೀರಿ. ನಮ್ಮ ಕೇಳುಗರ ಪರವಾಗಿ, ನಮ್ಮ ನಿಲಯದ ಪರವಾಗಿ ತಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ ಡಾಕ್ಟರ್.
0: ನಮಸ್ತೆ.
1: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗೆ ಡಾಕ್ಟರ್ ಸಂತೋಷ್ ಪಾಟೀಲ್ ಅವರಿದ್ದಾರೆ. ಇವರು ಮೈಕ್ರೋಬಯಾಲಜಿಸ್ಟ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಮಸ್ಕಾರ ಡಾಕ್ಟರ್ ಸಂತೋಷ್ ಪಾಟೀಲ್ ಅವರಿಗೆ.
2: ನಮಸ್ಕಾರ
1: ಡಾಕ್ಟರ್. ಇವತ್ತು ನಾವು ನಮ್ಮ ಕೇಳುಗರಿಗೆ ಈ ಇನ್ಫೆಕ್ಷನ್ ಅಥವಾ ಸೋಂಕು ಅಂತ ನಾವೇನ್ ಕರಿತೀವಿ ಅದರ ಬಗ್ಗೆ ವಿಸ್ತಾರವಾಗಿ ತಿಳಿಸ್ಕೊಡೋಣ. ಈಗ ಡಾಕ್ಟರ್, ಸೋಂಕು ಅಂತಂದ್ರೆ ಏನು?
2: ಸೋಂಕು ಅಂದ್ರೆ ಈಗ ನಮ್ಮ ಪರಿಸರದಲ್ಲಿ ಹೇಗೆ ಸೂಕ್ಷ್ಮ ಜೀವಿಗಳು ಇರ್ತಾವಲ್ಲ, ಲೈಕ್ ಬ್ಯಾಕ್ಟೀರಿಯಾ ಆಗ್ಲಿ, ವೈರಸ್ ಆಗ್ಲಿ, ಪ್ಯಾರಾಸೈಟ್ಸ್ ಆಗ್ಲಿ, ಅದೇ ತರ ಇವನ್ ನಮ್ಮ ದೇಹದಲ್ಲಿ ಚಿಕ್ಕ ಚಿಕ್ಕ ಜೀವಿಗಳು ಬ್ಯಾಕ್ಟೀರಿಯಾಗಳು ಪ್ರೆಸೆಂಟ್ ಇರುತ್ತವೆ. ಅದಕ್ಕೆ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತಲ್ಲ, ಅದಕ್ಕೆ ನಾವು ಸೋಂಕು ಅಥವಾ ಇನ್ಫೆಕ್ಷನ್ ಅಂತೀವಿ, ಟ್ರಾನ್ಸ್ಮಿಷನ್ ಆಫ್ ಇನ್ಫೆಕ್ಷನ್.
1: ಈ ಸೋಂಕು ಅನ್ನೋದು ನಮ್ಮ ದೇಹದಲ್ಲಿ ಇದ್ರೂ ಸಹ ನಮ್ಮ ದೇಹಕ್ಕೆ ಏನು ತೊಂದರೆ ಆಗಲ್ಲ ಕೆಲವು ಬಾರಿ, ಇದಕ್ಕೆ ಏನ್ ಕಾರಣ? ನಮ್ಮ ಬಾಡಿ ರೆಸಿಸ್ಟೆನ್ಸ್ ಕಾರಣ ಡಾಕ್ಟರ್ ಹೇಗೆ?
2: ಹೌದು, ನಿಮಗೆ ತಿಳಿದ ಹಾಗೆ ನಮ್ಮ ಬಾಡಿಯಲ್ಲಿ ಇಮ್ಯುನಿಟಿ ಅನ್ನೋದಿದೆ, ಯಾಕೆ ರೋಗ ನಿರೋಧಕ ಶಕ್ತಿ. ಅದು ನಾರ್ಮಲಿ ಯಾವಾಗ ಇವು ರೋಗಾಣುಗಳು ನಮ್ಮ ಬಾಡಿಯಲ್ಲಿ ಎಂಟರ್ ಆಗುತ್ತಲ್ಲ, ಈ ರೋಗ ನಿರೋಧಕ ಶಕ್ತಿ ಅದರ ವಿರುದ್ಧವಾಗಿ ಕೆಲಸ ಮಾಡುತ್ತೆ. ಓಕೆ, ಸೊ ಅದರಿಂದ ನಮಗೆ ಸೋಂಕು ತಟ್ಟುವುದಿಲ್ಲ. ಅದು ಅಷ್ಟೇ ಅಲ್ಲದೆ ಅಲ್ಲಿ ಲೈಕ್ ಒಂದು ನಮ್ಮ ಬಾಡಿಯಲ್ಲಿ ಪರಾವಲಂಬಿ ಜೀವಿಗಳು ಇರುತ್ತೆ, ಅವು ನಮ್ಮ ದೇಹದಲ್ಲಿ ಲೈಕ್ ನಮ್ಮ ಇಂಟೆಸ್ಟೈನ್ ದಲ್ಲಿ ಮೇನ್ಲಿ ವಾರಗಿರುತ್ತೆ. ಅವು ಏನ್ ಮಾಡುತ್ತೆ ಅಂದ್ರೆ ಈ ರೋಗ ಉತ್ಪತ್ತಿ ಮಾಡುವ ರೋಗಾಣುಗಳಿಗೆ ಅಲ್ಲಿ ಎಸ್ಟಾಬ್ಲಿಷ್ ಆಗ್ಲಿಕ್ಕೆ ಅವಕಾಶ ಕೊಡೋದಿಲ್ಲ. ಸೊ ಅದರಿಂದಾಗಿ ನಮಗೆ ಇನ್ಫೆಕ್ಷನ್ ತಟ್ಟುವುದಿಲ್ಲ.
1: ಡಾಕ್ಟರ್, ತಾವು ಹೇಳ್ತಾ ಇರೋದು ಯಾವುದೇ ಒಂದು ಇನ್ಫೆಕ್ಷನ್ ಸೋಂಕು ಬರಬೇಕಾದ್ರೆ ನಮ್ಮಲ್ಲಿ ಒಂದು ಇಮ್ಯುನಿಟಿ ಕಮ್ಮಿ ಆಗಿರಬೇಕು, ಇಲ್ಲಾಂತಂದ್ರೆ ನಮ್ಮಲ್ಲಿ ಇರುವಂತಹ ಈ ಪ್ಯಾರಾಸೈಟಿಕ್ ಅಥವಾ ಪರಾವಲಂಬಿ ಜೀವಿಗಳ ಒಂದು ಪ್ರಾಬ್ಲಮ್ ಇರಬೇಕು, ಇವೆರಡೇ ಕಾರಣ ಅಂತ ಹೇಳಿ. ಆದ್ರೂ ಸೋಂಕು ಹರಡ್ತಾನೆ ಇರುತ್ತೆ. ಈ ಸೋಂಕು ಹರಡೋದಕ್ಕೆ ಮುಖ್ಯವಾಗಿ ಯಾವೆಲ್ಲ ಕಾರಣಗಳಿರ್ತವೆ?
2: ಸೋಂಕು ಹರಡಲಿಕ್ಕೆ ಮೇನ್ಲಿ 3 ವೇದಿಂದ ಸ್ಪ್ರೆಡ್ ಆಗಬಹುದು. ಒಂದು ಲೈಕ್ ಒಬ್ಬರಿಂದ ಮುಟ್ಟುವುದರಿಂದ ಮೇನ್ಲಿ ನಮ್ಮ ದೇಹ ದ್ರವ್ಯ ಇರುತ್ತಲ್ಲ ಲೈಕ್ ಸಲೈವ ಅಥವಾ ಎಂಜಲು ಗಾಯದ ರಕ್ತ ಅಥವಾ ಕೀವು, ಇದರಿಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಆಮೇಲೆ ಸೆಕೆಂಡ್ ಅಂತಂದ್ರೆ ಹನಿಗಳ ಮುಖಾಂತರ. ಹನಿಗಳ ಮುಖಾಂತರ ಅಂದ್ರೆ ಈಗ ನಾವು ಕೆಮ್ಮಿದಾಗ ನಮ್ಮ ಬಾಯಿಂದ ಏನ್ ಹನಿಗಳು ಬರುತ್ತಲ್ಲ, ನಮ್ಮ ಹತ್ತಿರ ಇರೋ ಇನ್ನೊಬ್ಬ ವ್ಯಕ್ತಿ ಅದನ್ನ ಶ್ವಾಸನ ಇದನ್ ಮಾಡಿದರೆ ಅವಾಗ ಅವರಿಗೆ ಹರಡುತ್ತೆ. ಕಾಮನ್ ಆಗಿ ಲೈಕ್ ನಿಮಗೆ ಗೊತ್ತಿರೋ ಪ್ರಕಾರ ಈ ಕ್ಷಯ ರೋಗ ಏನಂತೀವಿ TB, ಒನ್ ಆಫ್ ದ ವೇ ಹೌ ಇಟ್ ವಿಲ್ ಸ್ಪ್ರೆಡ್, ಒಬ್ಬರಿಂದ ಒಬ್ಬರಿಗೆ ಈ ತರ ಹರಡುತ್ತದೆ. ಮೂರನೇದಂದ್ರೆ ನಾವು ತಿನ್ನುವ ಆಹಾರ ಆಮೇಲೆ ನೀರು, ಇವುಗಳಿಂದ ಕೂಡ ರೋಗಾಣುಗಳು ಹರಡಬಹುದು.
1: ಅಂದ್ರೆ ಈ ಸೋಂಕು ಅನ್ನೋದು ಒಂದು ದೇಹದ ದ್ರವದ ಸೋರುವಿಕೆ, ಅಂದ್ರೆ ಎಂಜಲ್ ಆಗಿರ್ಬೋದು, ಗಾಯದ ರಕ್ತ ಆಗಿರ್ಬೋದು, ಇವು ಕಫ, ಇದು ಒಂದು ವೆರೈಟಿ ಅಂತ ಹೇಳಿದ್ರೆ. ಹನಿಗಳ ಮೂಲಕ ಅಂದ್ರೆ ನಾವು ಸೀನಿದಾಗ ಕೆಮ್ಮಿದಾಗ ಮುಖ್ಯವಾಗಿ ಟ್ಯೂಬರ್ಕ್ಯುಲೋಸಿಸ್
2: ಕ್ಷಯ ರೋಗ ಏನಂತಿರಲ್ಲ ಅದು ನಮ್ಮ ಇಂಡಿಯಾದಲ್ಲಿ ಮೋಸ್ಟ್ ಕಾಮನ್ ಎಲ್ಲ ಕಡೆ ಸ್ಪ್ರೆಡ್ ಕ್ಷಯ ರೋಗ ಕಾಮನ್ ಆಗಿ ಹರಡುತ್ತೆ. ಅದಷ್ಟೇ ಅಲ್ಲದೆ ಲೈಕ್ ಈಗ ಇನ್ಫ್ಲೂಯೆನ್ಸಾ H1N1 ಏನಂತ ಅಂತಿರಲ್ಲ ಅದು ಇನ್ಫ್ಲೂಯೆನ್ಸಾ, ಫ್ಲೂ, ಆಮೇಲೆ ಕೆಲವೊಂದು ಕಾಮನ್ ಆಗಿ ಶೀತ ಬರುವ ರೋಗಾಣುಗಳು ವೈರಸ್ಗಳು ಈ ಮುಖಾಂತರವಾಗಿ ಕಾಮನ್ ಆಗಿ ಹರಡುತ್ತದೆ.
1: ಈಗ ಡಾಕ್ಟರ್, ಒಂದು ಪ್ರಶ್ನೆ, ಇತ್ತೀಚೆಗೆ ಜನರಲ್ಲಿ ಈ ಮಂಗನ ಕಾಯಿಲೆ ಬಗ್ಗೆ ತುಂಬಾ ಒಂದು ಆತಂಕ ಇದೆ. ತಾವು ಮೈಕ್ರೋಬಯಾಲಜಿಸ್ಟ್ ಆಗಿದ್ರೆ ಈ ಮಂಗನ ಕಾಯಿಲೆ ಹೇಗೆ ಹರಡುತ್ತದೆ?
2: ಇದು ಕಾಮನ್ ಆಗಿ ನಾವು ಏನಂತೀವಿ ಅಂದ್ರೆ ಒಂದು ಸೋರ್ಸ್ ಅಂತ ಇರುತ್ತೆ, ಮಂಗಗಳು ಈ ವೈರಸ್ಗೆ ಸೋರ್ಸ್ ಆಗಿರುತ್ತೆ. ಓಕೆ, ಆ ಮಂಗಗಳ ಮೇಲೆ ಈ ಚಿಕ್ಕ ಚಿಕ್ಕ ಜೀವಿಗಳು ಇರುತ್ತವೆ, ಟಿಕ್ಸ್ ಆಗ್ಲಿ ಏನಂತೀವಲ್ಲ

0: ಅವಿರುತ್ತೆ. ಆಮೇಲೆ ಮಸ್ಕಿಟೋ ಹೋಗ್ಲಿ, ಮನುಷ್ಯರು ಯಾವಾಗ ಮಂಗಗಳ ಸಂಪರ್ಕದಲ್ಲಿ ಬರುತ್ತಾರೆ ಅವಾಗ ಯೂಟಿಕ್ಸ್ ಏನ್ ಮಾಡುತ್ತೆ ಅಂದ್ರೆ ಅವುಗಳು ನಮ್ನ ಕಚ್ಚುತ್ತೆ, ಅವಾಗ ವೈರಸ್ಗಳು ಸ್ಪ್ರೆಡ್ ಆಗುತ್ತೆ. ಇದು ಮೇನ್ಲಿ ವೈರಸ್ ಬಾರ್ನ್ ಡಿಸೀಸ್, ಸೊ ಅದರಿಂದ ನಮಗೆ ಟ್ರಾನ್ಸ್ಫರ್ ಆಗುತ್ತದೆ.
1: ಈಗ ಡಾಕ್ಟರ್ ತಾವು ಹೇಳಿದ್ರಿ ಈ ನೀರು ಮತ್ತೆ ಆಹಾರದಿಂದ ಸೋಂಕು ಹರಡಬಹುದಂತ, ಇದಕ್ಕೆ ಯಾವ ರೀತಿ ನೀರು ಮತ್ತು ಆಹಾರದಿಂದ ಸೋಂಕು ಹರಡ್ತದೆ?
0: ಈಗ ಕಲುಷಿತ ನೀರು, ನಾರ್ಮಲ್ ಆಗಿ ನೀರು ಕ್ಲೀನ್ ಆಗಿರ್ಬೇಕು. ಇವನ್ ಕ್ಲೀನ್ ಇತ್ತಂದ್ರೆ ಅದರಲ್ಲಿ ರೋಗಾಣುಗಳು ತುಂಬಾ ಚಿಕ್ಕದಾಗಿರುತ್ತೆ, ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಅದಕ್ಕೆ ನಾವು ಮೋಸ್ಟ್ ಆಫ್ ಟೈಮ್ ಏನಂದ್ರೆ ಫಿಲ್ಟರ್ಡ್ ವಾಟರ್ ಅಥವಾ ಕುದಿದ ಆಶ್ರಿತ ನೀರನ್ನು ಕುಡಿಬೇಕು. ಕಾಮನ್ ಆಗಿ ನೀರಿನಿಂದ ಹರಡುವ ರೋಗಗಳು ಲೈಕ್ ಕೊಲೆರಾ ಆಗಲಿ, ಮ್ಯೂಕ್ ಡಿಸೆಂಟ್ರಿ, ಜಠರ್ ಇಂಟೆಸ್ಟೈನ್ ರಿಲೇಟೆಡ್ ಥಿಂಗ್ಸ್ ಕಾಮನ್ ಆಗಿ ಈ ಕಂಟಾಮಿನೇಟೆಡ್ ವಾಟರ್ ಇಂದ ಬರುತ್ತೆ. ಆಹಾರ ಪದಾರ್ಥಗಳು ಸರಿಯಾಗಿ ಬೇಯದ ಆಹಾರಗಳು, ಮೊಸರಾಗಿರ್ಬೋದು ವೆಜಿಟೇರಿಯನ್ ಆಗಿರ್ಬೋದು, ಕ್ಲೀನ್ ಆಗಿ ತೊಳೆದಿರ್ಬೇಕು. ಆಮೇಲೆ ಮೀಟ್ ಆಗಲಿ ವೆಜಿಟೇಬಲ್ಸ್ ಆಗಲಿ ಅದು ಚೆನ್ನಾಗಿ ಕುದಿರ್ಬೇಕು, ಅಂತದನ್ನು ಮಾತ್ರ ಸೇವಿಸಬೇಕು. ಹಾಫ್ ಬೇಕ್ಡ್ ಅದನ್ನ ಆದಷ್ಟು ಅವಾಯ್ಡ್ ಮಾಡಬೇಕು, ತಿನ್ನಬಾರ್ದು. ಆಮೇಲೆ ಕ್ಲೀನ್ ಮಾಡಲಾರ್ದ ವೆಜಿಟೇಬಲ್ಸ್ ಆಗಲಿ ಇದನ್ನಾಗಲಿ ತಿನ್ಕೊಡುದು.
1: ಕೇಳಿದರೆ ನಮ್ಮ ಜೊತೆಗೆ ಡಾಕ್ಟರ್ ಸಂತೋಷ್ ಪಾಟೀಲ್ ಅವರು ಮಾತಾಡ್ತಿದ್ದಾರೆ. ಯುವತಿನ ಕಾರ್ಯಕ್ರಮದಲ್ಲಿ ಈ ಸೋಂಕು ಅಥವಾ ಇನ್ಫೆಕ್ಷನ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಡಾಕ್ಟರ್, ಈಗ ಯಾರು ಫುಡ್ ಅನ್ನ ಪ್ರಿಪೇರ್ ಮಾಡ್ತಾರೆ, ಆಹಾರವನ್ನ ತಯಾರು ಮಾಡ್ತಾರೆ, ಅವರು ಶುಚಿಯಾಗಿರ್ಬೇಕು. ಅವ್ರಿಗೆ ಏನಾದ್ರೂ ಇನ್ಫೆಕ್ಷನ್ ಇದ್ರೆ ಅದು ಬಹಳಷ್ಟು ಜನಕ್ಕೆ ಬೇಗ ಬಿಡುತ್ತೆ. ಯಾಕಂತಂದ್ರೆ ನಾವು ಮಾರುಕಟ್ಟೆಯಲ್ಲಿ ಹೋದಾಗ ಈ ರೋಡ್ ಸೈಡ್ ಅಲ್ಲಿ ವೆಂಡರ್ಸ್ ಸರಿಯಾಗಿ ಕೈಯನ್ನ ವಾಶ್ ಮಾಡಿ ಇರಲ್ಲ, ಈ ಕೆಲವು ಹೋಟ್ಲಲ್ಲಿ ತುಂಬಾ ಗಲೀಜಾಗಿರುತ್ತೆ, ಇಂತಹ ಸ್ಥಳಗಳಲ್ಲಿ ಸೋಂಕು ಬಹಳ ಬೇಗ ಹರಡ್ತದೆ ಹೇಗೆ ಡಾಕ್ಟರ್?
0: ನಮ್ಮ ಮೆಡಿಕಲ್ ಇದರಲ್ಲಿ ಒಂದು ಎಕ್ಸಾಂಪಲ್ ಅಂತೀವಿ ನಾವು, ಅದಕ್ಕೆ ಟೈಫಾಯ್ಡ್ ಮೇರಿ ಅಂತ. ಇದು ಟರ್ಮ್ ಲೈಕ್ ಟೈಫಾಯ್ಡ್ ಮೇರಿ ಎದಕ್ಕಂತ ಅಂದ್ರೆ, ಮೇರಿ ಶಿವಾಸ ಕುಕ್, ಅವಳು ಏನ್ ಮಾಡಿದ್ರೆ ಅವಳಿಗೆ ಟೈಫಾಯ್ಡ್ ಅಂತ ಇನ್ಫೆಕ್ಷನ್ ಇತ್ತು. ಅವಳು ಏನ್ ಮಾಡ್ತಾ ಇದ್ಲ ಅಂದ್ರೆ ಲೈಕ್ ಶಿ ವಾಸ್ ಅ ಕ್ಯಾರಿಯರ್ ಫಾರ್ ದಿಸ್ ಇನ್ಫೆಕ್ಷನ್. ಅವಳು ಅಡಿಗೆ ಪದಾರ್ಥ ಪ್ರಿಪೇರ್ ಮಾಡುವಾಗ ಕೈನ ಸ್ವಚ್ಛಾಗಿ ಕ್ಲೀನ್ ಮಾಡೋದ್ರಿಂದ ಮಾಡ್ತಾ ಇರಲಿಲ್ಲ, ಅದರಿಂದಾಗಿ ಅವಳಿಂದಾಗಿ ನೂರಾರು ಜನರಿಗೆ ಇನ್ಫೆಕ್ಷನ್ ಸ್ಪ್ರೆಡ್ ಆಯ್ತು. ಸೊ ನೀವು ಹೇಳಿದಾಗೆ ಲೈಕ್ ವೆಂಡರ್ಸ್ ಔಟ್ ಸೈಡ್ ರೋಡ್ ಸೈಡ್ ವೆಂಡರ್ಸ್ ಅವ್ರು ಏನಾದ್ರು ಸರಿಯಾಗಿ ಒಳ್ಳೆ ನೀರು ಯೂಸ್ ಮಾಡೋದಾಗ್ಲಿ, ವೆಜಿಟೇಬಲ್ಸ್ ಅನ್ನು ಕ್ಲೀನ್ ಮಾಡೋದಾಗ್ಲಿ ಅದ್ ಮಾಡ್ಲಿಲ್ಲ ಅಂತಂದ್ರೆ ಇದು ಕಾಮನ್ ಆಗಿ ಹರಡುತ್ತೆ. ಸೊ ನೀವು ಯಾವಾಗಲೂ ಹೊರಗೆ ತಿನ್ನೋದನ್ನ ನೋಡ್ಕೊಂಡು ಇದನ್ನ ಮಾಡ್ಬೇಕು, ಹೇಗಿದೆ, ಕ್ಲೀನ್ ಇಟ್ಟಿದ್ದಾರೆ, ಇಲ್ಲ ಒಳ್ಳೆ ಯೂಸ್ ಮಾಡ್ತಾ ಇದಾರೆ, ಇಲ್ಲ. ಸೊ ಆದಷ್ಟು ಅವಾಯ್ಡ್ ಮಾಡಿದ್ರೆ ಬೆಟರ್.
1: ಈಗ ಡಾಕ್ಟರ್, ಮತ್ತೊಂದು ಈ ಸೋಂಕು ಅನ್ನೋದು ಸಾಮಾನ್ಯವಾಗಿ ತಾವು ಹೇಳಿದ್ರಿ ಈ ಆಹಾರದಿಂದ ಬರಬಹುದು, ಹನಿಗಳ ಮೂಲಕ ಸಂಪರ್ಕದಿಂದ ಬರಬಹುದು ಅಂತ. ಈಗ ಕೆಲವು ಬಾರಿ ಏನಾಗುತ್ತೆ ಅಂತಂದ್ರೆ ಆಸ್ಪತ್ರೆಗಳಲ್ಲಿ ನಾವು ಹೋದಾಗ ಈ ಆಸ್ಪತ್ರೆಗಳಲ್ಲಿ ಇರುವಂತ ಸೋಂಕು ಅಲ್ಲಿರುವಂತ ರೋಗಿಗಳಿಗೆ ಬರುವಂತ ಒಂದು ಸಂದರ್ಭ ಇರುತ್ತೆ, ಮತ್ತೆ ಅಲ್ಲಿ ವರ್ಕ್ ಮಾಡುವ ಡಾಕ್ಟರ್ಸ್ ಗಳಿಗೆ ಆಗ್ಲಿ ಈ ತರ ಈ ಪ್ಯಾರಾಮೆಡಿಕಲ್ ಸ್ಟಾಫ್ ಆಗಿರೋದು, ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಆಗಿರ್ಬೋದು, ಅವರಿಗೆ ಸಹ ಕೆಲವು ಬಾರಿ ಕ್ರಾಸ್ ಇನ್ಫೆಕ್ಷನ್ ಅಂತ ನಾವು ಜನಸಾಮಾನ್ಯರು ಕರಿತೀವಿ. ಇದು ಏನು ಡಾಕ್ಟರ್, ಇದನ್ನು ಒಂದು ಸೀರಿಯಸ್ ಮ್ಯಾಟರ್ ಹೇಗೆ?
0: ಇದನ್ನು ನಾವು ಆಕ್ಚುಲಿ ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ವಿ ಕಾಲ್ ಇಟ್ ಆಸ್ ಹಾಸ್ಪಿಟಲ್ ಅಕ್ವೈರ್ಡ್ ಇನ್ಫೆಕ್ಷನ್ಸ್. ನಾರ್ಮಲಿ ಒಬ್ಬ ರೋಗಿ ಆಸ್ಪತ್ರೆಗೆ ಅಡ್ಮಿಟ್ ಆದಾಗ ಅವನಲ್ಲಿ ಆ ರೋಗ ಇರುವುದಿಲ್ಲ, ಆಮೇಲೆ ಅಡ್ಮಿಟ್ ಆದ ಕೆಲವು ದಿನದ ನಂತರ ಅವನಲ್ಲಿ ಆ ರೋಗನ ಸ್ಪ್ರೆಡ್ ಆಗಿ ಇನ್ಫೆಕ್ಷನ್ ಆಗಬಹುದು, ಅದಕ್ಕೆ ನಾವು ಹಾಸ್ಪಿಟಲ್ ಅಕ್ವೈರ್ಡ್ ಇನ್ಫೆಕ್ಷನ್ ಅಂತೀವಿ. ಕಾಮನ್ ಆಗಿ ರೋಗಿ ಹಾಸ್ಪಿಟಲ್ ಬರುವಾಗ ಅವನು ಇಮ್ಯುನಿಟಿ ತಗ್ಗಿದ್ದೇ ಇರುತ್ತೆ, ಅದ ಕಾರಣಕ್ಕಾಗಿ ಅವನು ಹಾಸ್ಪಿಟಲ್ ಬಂದಿರುತ್ತಾನೆ. ಸೊ ದಟ್ ಈಸ್ ಒನ್ ರೀಸನ್ ಯುವರ್ ಬಾಡಿ ಇಮ್ಯುನಿಟಿ ಕಮ್ಮಿ ಇರುತ್ತೆ. ಆಮೇಲೆ ಸೆಕೆಂಡ್ ಅಂತ ಅಂದ್ರೆ ಹಾಸ್ಪಿಟಲಲ್ಲಿರುವ ಸಿಬ್ಬಂದಿಗಳು, ಆಮೇಲೆ ಡಾಕ್ಟರ್ಸ್ ಆಗಲಿ, ನರ್ಸಸ್ ಆಗಲಿ ಅಥವಾ ಪ್ಯಾರಾಮೆಡಿಕಲ್ ಇವರಾಗಲಿ, ಅವರಿಂದಾಗಿ ಕ್ರಾಸ್ ಇನ್ಫೆಕ್ಷನ್ ಆಗಬಹುದು. ಆಮೇಲೆ ನೀವು ಆಸ್ಪತ್ರೆಯಲ್ಲಿ ಯೂಸ್ ಮಾಡುವ ಇನ್ಸ್ಟ್ರೂಮೆಂಟ್ಸ್ ಕ್ಲೀನ್ ಇರದೇ ಇರಲಿಲ್ಲ ಅಂದ್ರೆ ಅವಾಗ ಅದು ಸ್ಪ್ರೆಡ್ ಆಗಬಹುದು. ಈ ತರ ಯು ಕ್ಯಾನ್ ಗೆಟ್ ಅ ಹಾಸ್ಪಿಟಲ್ ಅಕ್ವೈರ್ಡ್ ಇನ್ಫೆಕ್ಷನ್ಸ್. ಆಮೇಲೆ ಇದು ಕಂಪೇರ್ ಟು ನಾರ್ಮಲ್ ಇದಕ್ಕಿಂತ ಸ್ವಲ್ಪ ಡೇಂಜರಸ್ ಎದಕ್ಕೆ ಅಂತ ಅಂದ್ರೆ, ವಾಟ್ ವಿ ಕಾಲ್ ಇಟ್ ಆಸ್ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್, ಅಂದ್ರೆ ನಾರ್ಮಲ್ ಆಗಿ ಯೂಸ್ ಮಾಡುವ ಆಂಟಿ ಬ್ಯಾಕ್ಟೀರಿಯಾಗೆ ಈ ರೋಗಾಣುಗಳು ವಿರೋಧಕ ಶಕ್ತಿಯನ್ನು ಪಡೆದಿರುತ್ತೆ. ಸೊ ಇಟ್ ಈಸ್ ಮೋರ್ ಡೇಂಜರಸ್ ಆ ಕಾರಣದಿಂದಾಗಿ.
1: ಈಗ ಡಾಕ್ಟ್ರೆ, ನಾನೊಂದು ಕಡೆ ಆರ್ಟಿಕಲ್ ಅಲ್ಲಿ ಓದಿದ್ದೀನಿ, ಯಾಕಂತಂದ್ರೆ ಕೆಲವು ಜನರಿಗೆ ಈ ಆಂಟಿಬಯೋಟಿಕ್ ತಗೊಳ್ತಿರ್ತಾರೆ, ಡಾಕ್ಟರ್ ಕನ್ಸಲ್ಟ್ ಮಾಡಲ್ಲ, ಯಾವ್ದೋ ಒಂದು ಮೆಡಿಕಲ್ ಶಾಪಿಗೆ ಹೋಗ್ತಾರೆ, ಹಿಂದೆ ಒಂದ್ ಬಾರಿ ಜ್ವರಕ್ಕೆ ಯಾವ್ದೋ ಡಾಕ್ಟರ್ ಕೊಟ್ಟಿರ್ತಾರೆ, ಅದನ್ನೇ ಚೀಟಿ ತಗೊಂಬಂದು ಅಥವಾ ಅದನ್ನೇ ಯೂಸ್ಡ್ ಕಾಟನ್ ತಂದು ಈ ಟೈಪ್ ಕೊಟ್ಬಿಡು ಅಂತ ಅವರೇ ಒಂದು ಮೆಡಿಕೇಶನ್ ಕೊಡ್ತಾರೆ. ಇದು ತುಂಬಾ ಡೇಂಜರಸ್ ಅಂತ ನಾನು ಕೇಳಿದ್ದೀನಿ, ಇದು ಸಹ ಸೋಂಕು ಬರೋದಕ್ಕೆ ಒಂದು ಕಾರಣ ಆಗ್ಬೋದಾ ಡಾಕ್ಟರ್?
0: ಹೌದು, ಆಕ್ಚುಲಿ ನೀವು ಬೇರೆ ದೇಶದಲ್ಲಿ ನೋಡಿದ್ರೆ ಈ ಓವರ್ ದ ಕೌಂಟರ್ ಪ್ರಿಸ್ಕ್ರಿಪ್ಷನ್ ಏನಿದೆ ಎಲ್ಲ ಕಂಪ್ಲೀಟ್ ಕಂಪ್ಲೀಟ್ಲಿ ಸ್ಟಾಪ್ಡ್ ಅಬೊಲಿಸ್ಟ್ ನಮ್ಮ ದೇಶದಲ್ಲಿ ಇನ್ನೂ ಅದು ನಡೀತಾ ಇದೆ. ಏನಾಗುತ್ತೆ ಅಂದ್ರೆ, ರೋಗಿಗಳು ನೀವು ಹೇಳಿದಾಗೆ ಪ್ರಿವಿಯಸ್ಲಿ ಯಾವ್ದಾದ್ರು ಪ್ರಿಸ್ಕ್ರಿಪ್ಷನ್ ಇತ್ತು ಅಂದ್ರೆ ನನಗೆ ಲಾಸ್ಟ್ ಟೈಮ್ ಅದೇ ತರ ಬಂದಿತ್ತು ಇರ್ಬೋದಂತೆ, ಆ ಪ್ರಿಸ್ಕ್ರಿಪ್ಷನ್ ತಗೊಂಡೋಗಿ ಔಷಧದಲ್ಲಿ ಔಷಧ ತಗೊಳ್ಳೋದು, ಆಮೇಲೆ ಅಲ್ಲಿ ಹೋಗಿ ವೆಂಡರ್ಸ್ ಏನಿರ್ತಾರೋ ಕೇಳೋದು, ನನಗೆ ಈ ತರ ಬರ್ತಾ ಇದೆ ಏನಾದ್ರು ಕೊಡಿ ಅಂತೆ, ಅವ್ರೊಂದು ಎರಡ್ ಮೂರ್ ದಿನ ಈ ಆಂಟಿಬಯೋಟಿಕ್ ತಗೊಳ್ಳಿ ಅಂತ ಯಾವ್ದೊಂದು ಆಂಟಿಬಯೋಟಿಕ್ ಕೊಡ್ತಾರೆ. ಸಿ, ಅದರಿಂದ ಏನಾಗುತ್ತೆ ಅಂದ್ರೆ, ಈಗ ನೀವು ಏನಾದ್ರು ಕರೆಕ್ಟ್ ಆಂಟಿಬಯೋಟಿಕ್ ತಗೊಳ್ಳಿಲ್ಲ ಅಂತಂದ್ರೆ ಆ ಆಂಟಿಬಯೋಟಿಕ್ ನೀವು

0: ರೋಗಾಣುಗಳಿಗೆ ಹೆಲ್ಪ್ ಆಗ್ಬಹುದು. ಆ ಆಂಟಿಬಯೋಟಿಕ್ ಏನ್ ಮಾಡಂದ್ರೆ ನಮ್ಮ ಬಾಡಿಯಲ್ಲಿರುವ ಪರಾವಲಂಬಿ ಜೀವಿಗಳು ಏನಿರುತ್ತಲ್ಲ ಅದನ್ನು ಕೊಂದ್ಬಿಡುತ್ತೆ. ಅದನ್ನು ಕೊಂದ್ಬಿಟ್ಟು ಈ ರೋಗಾಣುಗಳಿಗೆ ಉತ್ಪತ್ತಿ ಆಗಲು ಮಲ್ಟಿಪ್ಲೈ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದರಿಂದ ನಿಮಗೆ ಇನ್ಫೆಕ್ಷನ್ ಬೇಗದಾಗಿಬಿಡುತ್ತೆ. ಅದಷ್ಟೇ ಅಲ್ಲದೆ ಆ ರೋಗಾಣುಗಳು ನೀವು ಕರೆಕ್ಟ್ ಆಗಿ ಡೋಸ್ ತಗೊಳ್ಳಿಲ್ಲ ಅಂತಂದ್ರೆ ಆಂಟಿಬಯೋಟಿಕ್ ಅದು ಅವು ರೆಸಿಸ್ಟೆನ್ಸ್ ಡೆವಲಪ್ ಮಾಡಬಹುದು. ಸೊ ಅದರಿಂದಾಗಿ ನಿಮಗೆ ಮುಂದೆ ಫ್ಯೂಚರ್ದಲ್ಲಿ ಆಂಟಿಬಯೋಟಿಕ್ ವಿಲ್ ಬಿ ಯೂಸ್ಲೆಸ್. ಅದರಿಂದ ಸಣ್ಣ ಚಿಕ್ಕ ಪುಟ್ಟ ಇನ್ಫೆಕ್ಷನ್ ಕೂಡ ಇಟ್ ವಿಲ್ ಬಿಕಮ್ ಲೈಫ್ ಥ್ರೆಟ್ನಿಂಗ್ ಆತರ. ಸೊ ಅದಕ್ಕೆ ಓವರ್ ಕೌಂಟರ್ ಪ್ರಿಸ್ಕ್ರಿಪ್ಷನ್ ಅವಾಯ್ಡ್ ಮಾಡಿ ಡಾಕ್ಟರ್ ಕಡೆ ಹೋಗಿ ಕರೆಕ್ಟ್ ದ ಡೋಸ್ ಫಾರ್ ಡ್ಯೂರೇಷನ್ ಟ್ರೀಟ್ಮೆಂಟ್ ತಗೊಳ್ಳೋದು ಬೆಟರ್.
1: ಈಗ ತಾವು ಇಷ್ಟೆಲ್ಲ ಈ ಸೋಂಕುಗಳ ಬಗ್ಗೆ ಹೇಳಿದ್ರಿ, ಈಗ ಕೆಲವು ಬಾರಿ ಈ ಸೋಂಕು ಈ ಸೆಕ್ಷುವಲ್ ಮೋಡ್ ಇಂದ ಬರುತ್ತೆ, ಅದ್ರ ಬಗ್ಗೆ ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿ. ಏಡ್ಸ್ ಆಗಿರ್ಬೋದು ಮತ್ತೆ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತ ಹೇಳ್ತೀವಿ, ಅದ್ರ ಬಗ್ಗೆ ನಮ್ಮ ಕೇಳುಗರಿಗೆ ತಾವು ಸ್ವಲ್ಪ ತಿಳುವಳಿಕೆ ಕೊಡಿ.
0: ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಲೈಕ್ ಈಗ ಸಿಫಿಲಿಸ್ ಆಗ್ಲಿ ಅಥವಾ ಏಡ್ಸ್ ಆಗ್ಲಿ, ಇದು ಕಾಮನ್ ಆಗಿ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಏನಂತ ಅಂತೀವಲ್ಲ ಅದ್ರಿಂದ ಮುಖಾಂತರ ಸ್ಪ್ರೆಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಏಡ್ಸ್ ಅಂತ ತಗೊಂಡ್ರೆ ಏಡ್ಸ್ ಅದೇ ತಾನಾಗೆ ಇನ್ಫೆಕ್ಷನ್ ಕಾಸ್ ಮಾಡೋದಿಲ್ಲ, ಅದೇನ್ ಮಾಡುತ್ತಂದ್ರೆ ನಿಮ್ಮ ಬಾಡಿಯಲ್ಲಿ ಇಮ್ಯುನಿಟಿ ಅನ್ನ ತುಂಬಾ ಕಮ್ಮಿ ಮಾಡಿಬಿಡುತ್ತೆ. ಅದರಿಂದ ಏನಾಗುತ್ತಂದ್ರೆ ಇವನ್ ಚಿಕ್ಕ ಪುಟ್ಟ ಇನ್ಫೆಕ್ಷನ್ ನಿಮಗೆ ಲೈಫ್ ಥ್ರೆಟ್ನಿಂಗ್ ಆಗ್ಬಹುದು. ಓಕೆ, ಲೈಕ್ ಜಸ್ಟ್ ಶೀತ ಬರುವಂತ ನಿಮ್ಮ ಇನ್ಫ್ಲೂಯೆನ್ಸಾ ವೈರಸ್ ಆಗಲಿ ನಾರ್ಮಲ್ ಏನ್ ವೈರಸ್ ಅದೇ ನಿಮ್ಮ ಲೈಫ್ ಗೆ ಥ್ರೆಟ್ನಿಂಗ್ ಕಾಸ್ ಮಾಡೋದು ಆತರ. ಆಕ್ಚುಲಿ ಏಡ್ಸ್ ಇಸ್ ಅ ಕಾಂಪ್ಲೆಕ್ಸ್ ಆಫ್ ಡಿಸೀಸಸ್, ಅದು ಮೇನ್ಲಿ ಬರೋದು ನಿಮ್ಮ ಇಮ್ಯುನಿಟಿ ಕಮ್ಮಿ ಆಗೋದ್ರಿಂದ. ಓಕೆ, ಸೊ ಅದಕ್ಕೆ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಮೇನ್ಲಿ ಅಂತಂದ್ರೆ ಇಲ್ಲಿ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಲಿ ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್ ಇರೋದ್ರಿಂದ, ಇವನ್ ರಿಯರ್ಲಿ ಅಂತಂದ್ರೆ ಡ್ರಗ್ಸ್ ತಗೋತಿರ್ತಾರಲ್ಲ, ಡ್ರಗ್ಸ್ ತಗೋವಾಗ ಏನು ಸಿರಿಂಜ್ ಶೇರ್ ಮಾಡ್ತಿರ್ತಾರೆ ಅಂತದನ್ನ, ಶೇರಿಂಗ್ ಆಫ್ ದ ಸಿರಿಂಜಸ್, ಓಕೆ, ಶೇರಿಂಗ್ ಆಫ್ ಬ್ಲೇಡ್ಸ್, ಆಲ್ ದೋಸ್ ಥಿಂಗ್ಸ್ ಇಂದ ಇದು ಇನ್ಫೆಕ್ಷನ್ ಸ್ಪ್ರೆಡ್ ಆಗುತ್ತದೆ.
1: ಈಗ ಡಾಕ್ಟ್ರೆ ಮತ್ತೊಂದು ಪ್ರಶ್ನೆ ತಮ್ಮನಿಗೆ ಕೇಳಬೇಕು, ಈಗ ತಾವು ಏನು ಈ ಸೋಂಕುಗಳ ಬಗ್ಗೆ ಹೇಳಿದ್ರೆ ಈ ಸೋಂಕುಗಳಿಂದ ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡೋದಕ್ಕೆ ಅಥವಾ ರಕ್ಷಣೆ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಏನಾದ್ರೂ ಮೆಥಡ್ಸ್ ಇವೆ?
0: ಫಸ್ಟ್ ಅಂತಂದ್ರೆ ಲೈಕ್ ನಿಮ್ಮ ಪರಿಸರವನ್ನು ಶುದ್ಧವಾಗಿ ಇಟ್ಕೊಳ್ಬೇಕು. ಓಕೆ, ಲೈಕ್ ಸುತ್ತಮುತ್ತಲು ನೀರ್ ನಿಲ್ಲದ ಹಾಗೆ, ಚರಂಡಿ ಸರಿಯಾಗಿರೋ ಹಾಗೆ, ಆಮೇಲೆ ತಿಂದು ಉಂಡಿದ ಪದಾರ್ಥನ ಹೊರಗೆ ಚೆಲ್ಕೊಡೋದು, ಅದರಿಂದ ಏನಾದ್ರೆ ಕೊಳತು ರೋಗಾಣುಗಳಿಗೆ ಸ್ಪ್ರೆಡ್ ಆಗಲಿಕ್ಕೆ ಇದು ಮಾಡುತ್ತದೆ. ಸೆಕೆಂಡ್ ಅಂತಂದ್ರೆ ಹ್ಯಾಂಡ್ ವಾಷಿಂಗ್, WHO ಇದ್ರ ಪ್ರಕಾರ ದೇರ್ ಆರ್ 5 points ಆಫ್ ಹ್ಯಾಂಡ್ ವಾಷಿಂಗ್ ಅಂತಾರೆ. ಅಂದ್ರೆ ನಮ್ಮ ಕೈಯಲ್ಲಿ 5 points ಇರುತ್ತವೆ, ಅದನ್ನು ಚೆನ್ನಾಗಿ ಉಜ್ಜಿ ತಿಕ್ಕೋದ್ರಿಂದ ನಿಮ್ಮ ಕೈ ಮೇಲೆ ಏನಾದರೂ ರೋಗಾಣುಗಳು ಇತ್ತಂದ್ರೆ ಅದು ಕ್ಲೀನ್ ಆಗುತ್ತೆ. WHO ಈಗ ಪ್ರೆಸೆಂಟ್ಲಿ ಇದು ಕೈ ಮುಖಾಂತರ ಸ್ಪ್ರೆಡ್ ಆಗೋ ಇನ್ಫೆಕ್ಷನ್ ತುಂಬಾ ಕಾಮನ್ ಆಗಿರೋದು, ಅದಕ್ಕೆ WHO ನಿಮ್ಮ ಕೈ ಶುದ್ಧೀಕರಣ ಬಗ್ಗೆ ಹೆಚ್ಚಿಗೆ ಒತ್ತು ಕೊಡುತ್ತದೆ. ಸೊ 5 points ಬಿಟ್ವೀನ್ ಫಿಂಗರ್ಸ್, ನಿಮ್ಮ ಹ್ಯಾಂಡ್ ಮಧ್ಯಭಾಗ ಹ್ಯಾಂಡಲ್ ಭಾಗ, ಆಮೇಲೆ ಹಿಂದೆ ರಬ್ಬು ಮಾಡುವುದು, ಆಮೇಲೆ ಫಿಂಗರ್ ನೇಲ್ಸ್ ಉಜ್ಜುವುದು, ಇದು 5 ಇದನ್ನ ಮಾಡಿದ್ರೆ ಇನ್ಫೆಕ್ಷನ್ ಕೈ ಮುಖಾಂತರ ಇನ್ಫೆಕ್ಷನ್ ಹರಡುತ್ತದೆ. ಆಮೇಲೆ ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ಮೊದಲು ಏನ್ ಹೇಳ್ತಾ ಇದ್ರು ಅಂದ್ರೆ ನೀವು ಊಟ ಮಾಡೋಕ್ಕಿಂತ ಮೊದಲು ಕೈ ತೊಳ್ಕೋಬೇಕಂತ ಹೇಳ್ತಾ ಇದ್ರು. ಆಮೇಲೆ ನೀವು ಎಲ್ಲಾದ್ರೂ ಹೊರಗಿಂದ ಬಂದ್ರೆ ಚೆನ್ನಾಗಿ ಕೈ ಕಾಲು ಮುಖ ತಕೊಳ್ಳಿ. ಎದಕ್ಕೆ ಹೇಳ್ತಾ ಇದ್ರೆ ದಿಸ್ ಇಸ್ ಅ ರೀಸನ್, ಇವೆಲ್ಲ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇದೆ, ಅದಷ್ಟೇ ಅಂದ್ರೆ ನಾವು ಮರೆತು ಬಿಟ್ಟಿದ್ದೀವಿ. ಸೊ ಮೇನ್ ಅಂದ್ರೆ ನಮ್ಮ ದೇಹವನ್ನು ಆಮೇಲೆ ಕೈಯನ್ನು ಶುಚಿಗಣವಾಗಿ ಇಟ್ಕೊಳ್ಳೋದು ಇಂಪಾರ್ಟೆಂಟ್. ಸೆಕೆಂಡು ನೀರು ಆಹಾರ, ಸೊ ಕುದಿಸಿ ಆರಿಸಿದ ನೀರಾಗ್ಲಿ ಫಿಲ್ಟರ್ಡ್ ನೀರಾಗ್ಲಿ ಯೋಚಿಸ್ಬೇಕು. ಆಮೇಲೆ ಆಹಾರ ಚೆನ್ನಾಗಿ ಬಾಯಿಲ್ಡ್ ಆಗ್ಲಿ ಕ್ಲೀನ್ ಮಾಡಿದ್ದ ಆಹಾರವನ್ನು ತಿನ್ಬೇಕು. ಆಮೇಲೆ ತಾಜಾ ತರಕಾರಿಗಳನ್ನ ಅದು ಯೂಸ್ ಮಾಡುವಾಗ ತುಂಬಾ ಕ್ಲೀನ್ ಆಗಿ ತಿನ್ಬೇಕು. ಈಗ ಗೊತ್ತಲ್ಲ ನಿಮ್ಗೆ ಲೈಕ್ ಅದೇ ರಾಸಾಯನಿಕ ಪದಾರ್ಥಗಳನ್ನ ಯೂಸ್ ಮಾಡ್ತಾರೆ, ಸೊ ಅವು ನಿಮ್ಮ ದೇಹ ಹಾನಿಕಾರಕ. ಸೊ ಅದಕ್ಕೆ ಚೆನ್ನಾಗಿ ತರಕಾರಿಗಳನ್ನ ಚೆನ್ನಾಗಿ ಉಜ್ಜಿ ತೊಳೆದು ತಿನ್ಲಿಕ್ಕಬೇಕು. ಆಮೇಲೆ ಕೆಮ್ಮುವಾಗ ಸೀನುವಾಗ ಮುಖಭಾಗವನ್ನು ಕವರ್ ಮಾಡಿಕೊಳ್ಳಬೇಕು. ಆಮೇಲೆ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು, ಉಗುಳುದಾಗಲಿ ಇದನ್ನೆಲ್ಲ ಬಿಡಬೇಕು. ಆಮೇಲೆ ಪ್ರಾಣಿಗಳ ಪೋಷಣೆ ಮಾಡ, ನಿಮ್ಮ ಮನೆಯಲ್ಲಿ ಬೆಕ್ಕು ನಾಯಿ ಇದ್ದಾಗ ಅವ್ನು ಮುಟ್ಟಿದ್ರೆ ಅದ್ ಮುಟ್ಟಿದ ಮೇಲೆ ಕೈ ತೊಕ್ಕೊಳ್ಬೇಕು. ಆಮೇಲೆ ಪ್ರಾಣಿಗಳನ್ನು ಕ್ಲೀನ್ ಇಡಬೇಕು. ಆಮೇಲೆ ಬೇರೆಯವರಿಗೆ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಸೋಂಕದಿಂದ ಬಳಲ್ತಾ ಇದ್ದಾರೆ ಅವ್ರ ನೀವು ಕೇರ್ ಮಾಡ್ತಾ ಇತ್ತಂದ್ರೆ ಕೇರ್ ಮಾಡೋಕ್ಕಿಂತ ಮೊದಲು ತೊಳೆದುಕೊಳ್ಳಿ, ಕೇರ್ ಮಾಡಿದ ಮೇಲೆ ತೊಳೆದುಕೊಳ್ಳಿ. ಅದರಿಂದ ಏನಾಗುತ್ತಂದ್ರೆ ನೀವು ಕೇರ್ ಮಾಡೋಕ್ಕಿಂತ ಮೊದಲು ಕೈ ತೊಳ್ಕೊಂಡ್ರೆ ಆ ರೋಗಿಗೆ ನೀವು ಬೇರೆ ರೋಗಾಣುಗಳನ್ನು ಕೊಡುವುದಿಲ್ಲ. ಕೇರ್ ಮಾಡಿದ ಮೇಲೆ ತೊಳ್ಕೊಂಡ್ರೆ ಆ ರೋಗಿಯಿಂದ ಇನ್ನೊಬ್ಬರಿಗೆ ರೋಗ ಹರಡುವುದನ್ನು ತಡ್ತೀರ. ಅದರಿಂದ ಕೇರ್ ಮಾಡೋಕ್ಕಿಂತ ಮೊದಲು ಕೇರ್ ಆದ್ಮೇಲೆ ಕೈಗಳನ್ನು ತೊಕ್ಕೋದು ಇಂಪಾರ್ಟೆಂಟ್. ಆಮೇಲೆ ವೈದ್ಯರ ಶಿಫಾರಸು ಇಲ್ಲದೆ ಔಷಧಗಳನ್ನು ತೊಗೋದು ಬಂದ್ ಮಾಡಬೇಕು. ಓವರ್ ದ ಕೌಂಟರ್ ಪ್ರಿಸ್ಕ್ರಿಪ್ಷನ್ ಶುಡ್ ಬಿ ಅಬೊಲಿಶ್ಡ್. ಆಂಟಿಬಯೋಟಿಕ್ಸ್, ಯಾಕಂದ್ರೆ ಈಗ ಏನಾಗಿದೆ ಅಂದ್ರೆ ಪ್ರೆಸೆಂಟ್ ಎರಾದಲ್ಲಿ ಹೊಸ ಆಂಟಿಬಯೋಟಿಕ್ ಬರೋದು ಆಲ್ಮೋಸ್ಟ್ ನಿಲ್ಲ. ಈಗ ನೀವು ಒಂದು ದಶಕ ಇದರಲ್ಲಿ ನೋಡಿದ್ರೆ ಯಾವುದೇ

0: ಪ್ರಿಸ್ಕ್ರಿಪ್ಷನ್ ಅನ್ನ ಬಂದ್ ಮಾಡಬೇಕು.
1: ಈಗ ಡಾಕ್ಟ್ರೆ ಮತ್ತೊಂದು ಪ್ರಶ್ನೆ, ಈಗ ಮುಖ್ಯವಾಗಿ ಈ ಡಯಾಬಿಟಿಸ್ ಹೈಪರ್ ಟೆನ್ಷನ್ ಇದ್ದವರಿಗೆ ಇನ್ಫೆಕ್ಷನ್ಸ್ ತುಂಬಾ ಬೇಗ ಆಗ್ತದೆ ಅಂತ ಹೇಳ್ತಾರೆ, ಹಾಗೇನೆ ಚಿಕ್ಕ ಮಗು ಸಹ, ಏನಿದು ಕಾರಣ?
0: ಅದೇ ಲೈಕ್ ಮೇನ್ ಅಂತ ಅಂದ್ರೆ ನಮ್ಮ ಇಮ್ಯುನಿಟಿ, ಆಲ್ರೆಡಿ ನಮ್ಮ ಬಾಡಿಯಲ್ಲಿ ಇಮ್ಯುನಿಟಿ ಅನ್ನೋದು ಇರುತ್ತೆ. ಅದ್ ಇಮ್ಯುನಿಟಿ ಏನ್ ಮಾಡುತ್ತೆ ಅಂದ್ರೆ ನಾರ್ಮಲ್ ಆಗಿ ರೋಗಾಣುಗಳನ್ನು ಹರಡುವುದು ಇದನ್ನು ತಡೆ ಇಡುತ್ತದೆ. ಈ ಡಯಾಬಿಟಿಸ್ ಅಲ್ಲಿ ಆಗ್ಲಿ ಆಮೇಲೆ ಬೇರೆ ಯಾವುದೇ ತರದ ರೋಗ ನಿರೋಧಕ ಶಕ್ತಿಯನ್ನು ಕಮ್ಮಿ ಮಾಡುವ ಇನ್ಫೆಕ್ಷನ್ ಆಗಲಿ, ಈ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗೋದ್ರಿಂದ ಇನ್ಫೆಕ್ಷನ್ ಬೇಗ ತಟ್ಕೊತದೆ. ಓಕೆ, ಆಮೇಲೆ ಮೇನ್ಲಿ ಡಯಾಬಿಟಿಸ್ ಊಂಡ್ ಏನಾದರೂ ಆದಾಗ, ಗಾಯವಾದಾಗ ಅದು ಬೇಗ ಹೀಲ್ ಆಗೋದಿಲ್ಲ, ಯಾಕಂದ್ರೆ ಡಯಾಬಿಟಿಸ್ ಅಲ್ಲಿ ಅದು ನೋನ್ ಫ್ಯಾಕ್ಟರ್, ಹೀಲಿಂಗ್ ಕಮ್ಮಿ ಇರುತ್ತೆ. ಸೊ ಅದರಿಂದ ಚಾನ್ಸ್ ಆಫ್ ಎಕ್ಸ್ಪೋಜರ್ ಹೆಚ್ಚಿಗೆ ಆಗಿ ಇನ್ಫೆಕ್ಷನ್ ಹೆಚ್ಚಿಗೆ ಆಗುತ್ತದೆ.
1: ಸ್ವಲ್ಪ
0: ಕೇರ್ಫುಲ್ ಆಗಿರಬೇಕು. ಆಮೇಲೆ ಸ್ಪೆಸಿಫಿಕ್ಲಿ ಇದು ಹ್ಯಾಂಡ್ ವಾಶ್, ಡಯಾಬಿಟಿಸ್ ಪೇಷಂಟ್ಸ್ ಹ್ಯಾಂಡ್ ವಾಶ್ ಬಗ್ಗೆ ತುಂಬಾ ಲಕ್ಷ ಕೊಡಬೇಕು. ಆಮೇಲೆ ಗಾಯ ಆದಾಗ ನೆಗ್ಲಿಜೆನ್ಸ್ ತೋರಿಸಬಾರ್ದು, ಬೇಗ ಡಾಕ್ಟರ್ಗೆ ತೋರಿಸಿಕೊಂಡು ಪ್ರಾಪರ್ ಟ್ರೀಟ್ಮೆಂಟ್ ತಗೊಳ್ಬೇಕು.
1: ಈಗ ಡಾಕ್ಟರ್, ಯಾವುದೇ ಒಂದು ಹ್ಯಾಬಿಟ್ಸ್ ಆಗ್ಲಿ ನಾವು ಮನೆಯಲ್ಲಿ ಸ್ಟಾರ್ಟ್ ಮಾಡಿದ್ರೆ ಬಹಳ ಒಳ್ಳೇದಂತಾರೆ, ಈ ಮಕ್ಕಳಿಗೆ ನಾವು ಯಾವ ರೀತಿ ಗುಡ್ ಹ್ಯಾಬಿಟ್ಸ್ ಎಸ್ಪೆಷಲಿ ಸೆಲ್ಫ್ ಹೈಜಿನ್ ಬಗ್ಗೆ ಯಾವ ರೀತಿ ನಾವು ಹೇಳ್ಕೊಡಬಹುದು?
0: ವೆರಿ ಗುಡ್ ವ್ಯಾಲಿಡ್ ಪಾಯಿಂಟ್. ಚಿಕ್ಕ ಮಕ್ಕಳಲ್ಲಿ ಚಿಕ್ಕವರಿದ್ದಾಗಲೇ ಲೈಕ್ ಅವ್ರು ಹೊರಗಿಂದ ಆಟ ಆಡಿ ಬಂದಾಗ ಓಕೆ ಕೈಕಾಲು ಮುಖ ತೊಳೆದುಕೊಳ್ಳೋದು, ಊಟ ಮಾಡೋಕ್ಕಿಂತ ಮೊದಲು ಕೈಕಾಲು ಮುಖ ತೊಳೆದುಕೊಳ್ಳೋದು, ಆಮೇಲೆ ಅವ್ರ ಫಿಂಗರ್ ನೇಲ್ಸ್ ಬಾಡಿದು ಸ್ವಚ್ಛತೆ ಬಗ್ಗೆ, ಫಿಂಗರ್ ನೇಲ್ಸ್ ಆಗಲಿ, ಹೇರ್ ಆಯಿಲ್ ಇದನ್ನು ಮಸಾಜ್, ಉಗುರುಗಳನ್ನು ಕಟ್ ಮಾಡಿರೋದು, ಆಮೇಲೆ ಅವರು ತಿನ್ನುವ ಬಗ್ಗೆ ಹೆಚ್ಚಿಗೆ ಸ್ಟ್ರೆಸ್ ಕೊಡ್ಬೇಕು. ಚಿಕ್ಕ ಮಕ್ಕಳಲ್ಲಿ ಏನಾಗುತ್ತೆ ಅಂದ್ರೆ ಟಿವಿಲಿ ನೋಡೋದ್ರಿಂದ ಇದಾಗಲಿ, ಅವರು ಟಿವಿಯಲ್ಲಿ ಕಾಣುವ ಜಂಕ್ ಫುಡ್ ಏನಂತೀವಿ ಅದಕ್ಕೆ ಹೆಚ್ಚಿಗೆ ಅಟ್ಯಾಚ್ ಮಾಡ್ತಾರೆ. ದೆನ್ ದೇ ವಿಲ್ ಲೂ ಇಂಟ್ರೆಸ್ಟ್ ನಮ್ಮ ಬಾಡಿಯಲ್ಲಿ ರೋಗ ನಿರೋಧಕ ಶಕ್ತಿ ಪ್ರೊಡ್ಯೂಸ್ ಮಾಡು ಆಹಾರದ ಬಗ್ಗೆ ಅವ್ರದ್ದು ಇಂಟ್ರೆಸ್ಟ್ ಕಮ್ಮಿ ಆಗಿಬಿಡುತ್ತೆ. ಅದಕ್ಕೆ ಅವ್ರಿಗೆ ಚಿಕ್ಕವರಿದ್ದಾಗಲಿ ಲೈಕ್ ತರಕಾರಿಗಳು ತಿನ್ನೋದಾಗಲಿ, ಗ್ರೀನ್ ವೆಜಿಟೇಬಲ್ಸ್, ಎಗ್ ಇಂಥದ್ರ ಬಗ್ಗೆ ಪ್ರೋತ್ಸಾಹ ಹೆಚ್ಚಿಗೆ ಮಾಡಬೇಕು, ಹಾಲು. ಓಕೆ, ಇದರಿಂದ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಉತ್ಪಾದನೆ ಆಗಿ ಅವರು ಯಾವುದೇ ತರಹದ ರೋಗ ಹರಡದ ಹಾಗೆ ಅವರಲ್ಲಿ ಬಾಡಿ ಇಮ್ಯುನಿಟಿ ಉಂಟಾಗುತ್ತದೆ.
1: ಡಾಕ್ಟರ್, ಈಗ ಕೊನೆಯದಾಗಿ ಒಂದು ಪ್ರಶ್ನೆ, ಇಷ್ಟೆಲ್ಲ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ಕೊಟ್ರೆ, ಈಗ ಜನಸಾಮಾನ್ಯರಿಗೆ ಸೋಂಕು ಬಂತು ಅಂತಂದ್ರೆ ಅವರು ಏನ್ ಮಾಡಬೇಕು? ಈಗ ನೆಗಡಿ ಆಗಿರ್ಬೋದು ಅಥವಾ ಕೆಲವರಿ ಸೋಂಕಿನಿಂದ ಕೆಮ್ಮು ಬರಬಹುದು, ಮತ್ತೆ ಬೇರೆ ಬೇರೆ ತರದ ಕಾರಣಗಳಿಂದ ಸೋಂಕು ಬರಬಹುದು, ಬಂದ ಏನ್ ಮಾಡಬೇಕು ಡಾಕ್ಟ್ರೆ? ಅಂದ್ರೆ ಫಸ್ಟ್ ಸ್ಟೆಪ್ ಏನ್ ಮಾಡಬೇಕು?
0: ಸಿ, ಫಸ್ಟ್ ಸ್ಟೆಪ್ ಅಂತಂದ್ರೆ ಅನ್ನೆಸರಿ ಲೈಕ್ ಓವರ್ ದ ಕೌಂಟರ್ ಪ್ರಿಸ್ಕ್ರಿಪ್ಷನ್ ಏನೋ ಅದನ್ನ ಅವಾಯ್ಡ್ ಮಾಡಿ. ಯಾಕಂದ್ರೆ ನಿಮ್ಗೆ ಏನ್ ಇನ್ಫೆಕ್ಷನ್ ಆಗ್ಲಿ ಏನ್ ಇರುತ್ತೆ ಅವು ಸೇಮ್ ಇರೋದಿಲ್ಲ, ಬೇರೆ ಬೇರೆ ಕಾರಣದಿಂದ ಬಂದಿರಬಹುದು. ಬಟ್ ಅದು ಗೊತ್ತಿಲ್ಲದೆ ಸುಮ್ಮನೆ ಓವರ್ ಕೌಂಟರ್ ಪ್ರಿಸ್ಕ್ರಿಪ್ಷನ್ ಮಾಡಿದ್ರೆ ನೀವು ಡಿಲೇ ಮಾಡ್ತಾ ಇದ್ದೀರಾ, ಆ ಸಣ್ಣ ರೋಗ ಹರಡಿ ಲೈಫ್ ದೊಡ್ಡದಾಗಬಹುದು. ಓಕೆ, ಸೊ ಓವರ್ ಕೌಂಟರ್ ಪ್ರಿಸ್ಕ್ರಿಪ್ಷನ್ ಮಾಡೋದು. ಸೆಕೆಂಡ್ ಅಂತ ಅಂದ್ರೆ ಲೈಕ್ ಮೊದಲು ಹೇಳಿದಾಗೆ ನಿಮ್ಮ ಅದೇ ಸ್ವಚ್ಛತೆ ಬಗ್ಗೆ, ಹ್ಯಾಂಡ್ ಹೈಜಿನ್ ಬಗ್ಗೆ ಇಂಪಾರ್ಟೆನ್ಸ್ ಕೊಡಿ. ಥರ್ಡ್ ಅಂದ್ರೆ ಇಮಿಡಿಯೇಟ್ಲಿ ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿ ಅಂಡ್ ಪ್ರಾಪರ್ ಟ್ರೀಟ್ಮೆಂಟ್ ತಗೊಂಡು ಹ್ಯಾಪಿ ಆಗಿರ್ಬೋದು.
1: ತುಂಬಾ ತುಂಬಾ ಧನ್ಯವಾದಗಳು ಡಾಕ್ಟರ್ ಸಂತೋಷ್ ಪಾಟೀಲ್ ಅವರೇ. ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಈ ಇನ್ಫೆಕ್ಷನ್ ಅಥವಾ ಸೋಂಕುಗಳ ಬಗ್ಗೆ ನಮ್ಮ ಕೇಳುಗರಿಗೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದೀರಿ. ನಮ್ಮ ನಿಲಯದ ಪರವಾಗಿ ಆಕಾಶವಾಣಿಯ ಶ್ರೋತೃಗಳ ಪರವಾಗಿ ತಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ ಸರ್.
0: ಧನ್ಯವಾದಗಳು.
1: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗೆ ಡಾಕ್ಟರ್ ಬಿ ವಿಶ್ವನಾಥ್ ಅವರು ಇದ್ದಾರೆ. ಇವರು ಶಸ್ತ್ರ ಚಿಕಿತ್ಸಾ ತಜ್ಞರಾಗಿ ನಂಜಪ್ಪ ಆಸ್ಪತ್ರೆ ಶಿವಮೊಗ್ಗ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಮಸ್ಕಾರ ಡಾಕ್ಟ್ರೆ.
2: ನಮಸ್ಕಾರ
1: ಡಾಕ್ಟ್ರೆ. ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಈ ಅಪೆಂಡಿಕ್ಸ್ ಅಂತ ನಾವು ಏನು ಸಾಮಾನ್ಯವಾಗಿ ಕರಿತೀವಿ ಅದರ ಬಗ್ಗೆ ತಿಳಿಸಿಕೊಡ್ಬೇಕು. ಅದಕ್ಕಿಂತ ಮುಂಚಿತವಾಗಿ ತಾವು ಈ ಹೊಟ್ಟೆ ನೋವು ಮತ್ತೆ ಅಪೆಂಡಿಕ್ಸ್ ಗೆ ಒಂಥರದ ಸಂಬಂಧ ಇದೆ ಅಂತ ನಾನು ಇದ್ದೀನಿ. ಸೊ ಈ ಹೊಟ್ಟೆ ನೋವುಗಳಲ್ಲಿ ಏನಾದರೂ ಬೇರೆ ಬೇರೆ ತರದ ಹೊಟ್ಟೆ ನೋವುಗಳಿವೆಯಾ ಡಾಕ್ಟ್ರೆ? ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ.
2: ಈ ಹೊಟ್ಟೆ ನೋವು ಹಲವಾರು ಕಾರಣಗಳಿದೆ. ಸಾಮಾನ್ಯ ಗಂಡಸರು ಮತ್ತು ಹೆಂಗಸರಲ್ಲಿ ಬೇರೆ ಬೇರೆ ಕಾರಣಗಳಿರುತ್ತೆ. ಆದರೆ ಇಬ್ಬರಲ್ಲೂ ಕಂಡುಬರುವಂಥ ತೊಂದರೆಗಳಂದರೆ ಗ್ಯಾಸ್ಟ್ರೈಟಿಸ್ಸು, ಪಿತ್ತಕೋಶದಲ್ಲಿ ಕಲ್ಲುಗಳಾಗಿ ಅದರಿಂದ ಆಗುವ ನಂಜು, ಮತ್ತು ಕೆಳಗಡೆ ಹೋದಲ್ಲಿ ಪ್ಯಾಂಕ್ರಟೈಟಿಸ್, ಕಿಡ್ನಿಯಲ್ಲಿಂದ್ರಗಳು, ಕರಳಿನ ಹುಣ್ಣು ಅಥವಾ ಕರಳಿನಲ್ಲಿ ಇನ್ಫೆಕ್ಷನ್ನು, ಅಪೆಂಡಿಕ್ಸ್ ತೊಂದರೆಗಳು. ಹೆಂಗಸರಲ್ಲಿ ಪ್ರತ್ಯೇಕವಾಗಿ ಗರ್ಭಕೋಶ ಮತ್ತು ಅಂಡಾಂಗಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿಂದ ಜನರು ನೋವು ಅನುಭವಿಸುವ ಸಾಧ್ಯತೆಗಳು ಹೆಚ್ಚು. ಈ ಎಲ್ಲ ಕಾಯಿಲೆಗಳು ಬೇರೆ ಬೇರೆ ವಯಸ್ಸಿನಲ್ಲಿ ಬರುವಂತಹ ಕಾಯಿಲೆಗಳು, ಅದನ್ನು ಮುಂದೆ ನಾನು ನಿಮಗೆ ವಿವರಿಸಿ ಹೇಳ್ತೇನೆ.
1: ಈಗ ಡಾಕ್ಟ್ರೆ, ಈ ಅಪೆಂಡಿಕ್ಸ್ ಅಂತಂದ್ರೇನು, ಅದರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡಿ.
2: ಅಪೆಂಡಿಕ್ಸ್ ಇದು ಸಾಮಾನ್ಯವಾಗಿ ಪ್ರತಿಯೊಬ್ಬರಲ್ಲೂ ಇರುವಂತಹ ಒಂದು ಅಂಗ. ಈ ಸಣ್ಣ ಕರಳು ಮತ್ತು ದೊಡ್ಡ ಕರಳು, ಸಣ್ಣ ಕರಳು ಮುಗಿಯುವ ಹಂತದಲ್ಲಿ ಮತ್ತು ದೊಡ್ಡ ಕರಳು ಪ್ರಾರಂಭವಾಗುವ ಸ್ಥಳದಲ್ಲಿ ಒಂದು ಅಪೆಂಡಿಕ್ಸ್, ಸಣ್ಣ ಹುಳುವಿನ ಗಾತ್ರದ ಒಂದು ಅಂಗವಿರುತ್ತದೆ. ಇದನ್ನು ಅಪೆಂಡಿಕ್ಸ್ ಅಂತ ಕರೆಯುತ್ತೇವೆ. ಇದು

0: ಪೂರ್ವಜರಲ್ಲಿ ಮುಖ್ಯ ಕಾರ್ಯಗಳನ್ನು ಹೊಂದಿತ್ತು ಎಂದು ನಂಬಲಾಗಿದೆ. ಅಂದರೆ ನಮ್ಮ ಇಮ್ಯುನಿಟಿಯ ಬಿ ಸೆಲ್ಸ್ ಟಿ ಸೆಲ್ಸ್ ಅನ್ನೋದನ್ನ ಪ್ರೊಡ್ಯೂಸ್ ಮಾಡಿ ಬೇಕಾದಂತಹ ಕಾರ್ಯಗಳನ್ನು ಮಾಡುತ್ತಿತ್ತು. ಆದರೆ ಕ್ರಮೇಣವಾಗಿ ಈ ಅಪೆಂಡಿಕ್ಸ್ ತನ್ನ ಕಾರ್ಯಗಳನ್ನೆಲ್ಲ ಕಳೆದುಕೊಂಡು ಈಗ ವೆಸ್ಟಿಜಿಯಲ್ ಆರ್ಗನ್ ಅಂದ್ರೆ ಇದ್ದರೂ ಸಹ ಯಾವುದೇ ಕೆಲಸವಿಲ್ಲದಂತ ಅಂಗವಾಗಿ ಉಳಿದಿದೆ ಅದು.
1: ಈಗ ಇದಕ್ಕೆ ಬರುವಂತಹ ಕಾಯಿಲೆ ಏನು ಡಾಕ್ಟರ್?
0: ಇದರಲ್ಲಿ ಅಪೆಂಡಿಕ್ಸ್ ಎರಡು ವಿಧದ ಕಾಯಿಲೆಗಳಿವೆ. ಒಂದು ಅಪೆಂಡಿಸೈಟಿಸ್ ಎನ್ನುತ್ತೇವೆ. ಅಪೆಂಡಿಸೈಟಿಸ್ ಅಂದರೆ ಅಪೆಂಡಿಕ್ಸ್ ಅದು ಯಾವುದೇ ಕಾರಣದಿಂದ ಅದರದ್ದು ಕೊಳವೆ ಆಕಾರದ ಲುಮೆನ್ ಅಂತ ಏನ್ ಹೇಳ್ತೀವಿ, ಅದು ಬಾಯಿ ಕಟ್ಟಿಕೊಂಡಾಗ ಅದು ಊದಿಕೊಂಡು ನಂಜಾಗಿ ನೋವನ್ನು ಕೊಡುತ್ತದೆ. ಇನ್ನೊಂದರಲ್ಲಿ ಅಪೆಂಡಿಕ್ಸ್ ಟ್ಯೂಮರ್ಸ್ ಕೂಡ ಆಗುವ ಸಾಧ್ಯತೆಗಳಿರುತ್ತೆ.
1: ಈಗ ಡಾಕ್ಟರ್ ವಿಶ್ವನಾಥ್ ಅವರೇ, ಈ ಅಪೆಂಡಿಕ್ಸ್ ತೊಂದರೆ ಆಗುವಂಥದ್ದು ಯಾರಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ? ಅಂದ್ರೆ ವಯಸ್ಸಾದವರೆಲ್ಲ, ಚಿಕ್ಕವರೆಲ್ಲ ಅಥವಾ ಮಧ್ಯ ವಯಸ್ಕರೆಲ್ಲ, ಹೇಗೆ ಡಾಕ್ಟರ್?
0: ಈ ಅಪೆಂಡಿಸೈಟಿಸ್ ಎನ್ನುವ ಕಾಯಿಲೆ ಸಾಮಾನ್ಯ ಹುಟ್ಟು ಮಗುವಿನಿಂದ ಹಿಡಿದು ಸಾಯುವವರೆಗೂ ಯಾರಲ್ಲಾದರೂ ಕಂಡು ಬರಬಹುದು. ಆದರೆ ಸಾಮಾನ್ಯವಾಗಿ ಇದು ಮಧ್ಯ ವಯಸ್ಕರಲ್ಲಿ 20-30 ಈ ವಯಸ್ಸಿನಲ್ಲಿ ತುಂಬಾ ಕಾಮನ್. ಇದರ ಗುಣ ಏನಂದ್ರೆ ಅತಿ ಸಣ್ಣ ವಯಸ್ಸಿನಲ್ಲಿ ಮತ್ತು ತುಂಬಾ ವಯಸ್ಸಾದವರಲ್ಲಿ ಅಪೆಂಡಿಸೈಟಿಸ್ ಆದಲ್ಲಿ ಅದರಿಂದ ಆಗುವ ದುಷ್ಪರಿಣಾಮಗಳು ಅಂದ್ರೆ ಕಾಂಪ್ಲಿಕೇಶನ್ಸ್ ತುಂಬಾ ಜಾಸ್ತಿ. ಅದರಿಂದ ಅದನ್ನು ಪತ್ತೆ ಹಚ್ಚಿ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಕೊಡದಿದ್ದರೆ ಅದರಿಂದ ಆಗುವ ತೊಂದರೆಗಳು ಕೂಡ ಬಹಳಷ್ಟು.
1: ಕೇಳಿದರೆ ನಮ್ಮ ಜೊತೆಗೆ ಡಾಕ್ಟರ್ ವಿಶ್ವನಾಥ್ ಬಿ ಅವರು ಮಾತಾಡ್ತಿದ್ದಾರೆ. ಇವರು ಶಸ್ತ್ರ ಚಿಕಿತ್ಸಾ ತಜ್ಞರಾಗಿ ನಂಜಪ್ಪ ಆಸ್ಪತ್ರೆ ಶಿವಮೊಗ್ಗ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಪೆಂಡಿಸೈಟಿಸ್ ಬಗ್ಗೆ ಇವರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈಗ ಈ ಒಂದು ರೋಗದ ಲಕ್ಷಣದಲ್ಲಿ ನೋವು ಇರುತ್ತೆ ಹೇಳಿದ್ರಿ. ಈಗ ಸಾಮಾನ್ಯವಾಗಿ ಹೊಟ್ಟೆ ನೋವು ಬರುತ್ತೆ, ಎಲ್ಲರಿಗೂ ಬರುತ್ತೆ. ಕೆಲವರಿಗೆ ತಾವು ಹೇಳಿದಂಗೆ ಗ್ಯಾಸ್ ಆದಾಗ ನೋವು ಬರಬಹುದು, ಹೆಣ್ಮಕ್ಳಿಗೆ ಪೀರಿಯಡ್ಸ್ ಆದಾಗ ನೋವು ಬರಬಹುದು. ಬಟ್ ಆ ನೋವಿಗೂ ಈ ಅಪೆಂಡಿಸೈಟಿಸ್ ಇರುವ ನೋವಿಗೂ ಯಾವ ರೀತಿ ನಾವು ಅರ್ಥ ಮಾಡ್ಕೊಳ್ಬೇಕು?
0: ಅಪೆಂಡಿಕ್ಸ್ ಸಾಮಾನ್ಯವಾಗಿ ಶುರುವಾದ ಹಂತದಲ್ಲಿ ಹೊಟ್ಟೆ ನೋವು ತುಂಬಾ ಕಾಮನ್. ಫಸ್ಟ್ ಶುರುವಾಗುವುದೇ ಹೊಕ್ಕಳ ಸುತ್ತ ಅಥವಾ ಮೇಲ್ಗಡೆ ಹೊಟ್ಟೆ ಭಾಗದಲ್ಲಿ ನೋವನ್ನು ಅನುಭವಿಸ್ತಾರೆ. ಇದರ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ಜ್ವರ ಇರುತ್ತದೆ ಮತ್ತು ವಾಂತಿ ಕೂಡ ಆಗಬಹುದು. ಒಂದೆರಡು ಸಲ ವಾಂತಿ ಆಗಿ ಪೇಷಂಟ್ಗೆ ನೋವು, ವಾಂತಿ, ಜ್ವರ, ಮತ್ತೆ ಈ ನೋವು ಸಾಮಾನ್ಯವಾಗಿ ಹೊಕ್ಕಳ ಸುತ್ತ ಇದ್ದಿದ್ದು ಕ್ರಮೇಣವಾಗಿ ಬಲಗಡೆ ಕೆಳಭಾಗಕ್ಕೆ ಶಿಫ್ಟ್ ಆಗುತ್ತೆ. ಸೊ ಈ ತರದ ನೋವನ್ನು ಕಂಡಾಗ ಅದು ಅಪೆಂಡಿಕ್ಸ್ ಇಂದ ಇರಬಹುದು ಅಂತ ಸಂಶಯಿಸಿ ಅದನ್ನು ಪರೀಕ್ಷೆ ಮಾಡಿ ಪತ್ತೆ ಹಚ್ಚಿ ಟ್ರೀಟ್ಮೆಂಟ್ ಕೊಡಬೇಕಾಗಿ ಬರುತ್ತೆ.
1: ಈಗ ಡಾಕ್ಟ್ರೆ, ಈ ಒಂದು ರೋಗ ಚಿಹ್ನೆ ಕಂಡು ಬರ್ತವೆ ಅಂತ ತಾವೇನ್ ಹೇಳಿದ್ರಲ್ಲ, ಈ ನೋವು ಅನ್ನೋದು ಬಿಟ್ಟು ಬಿಟ್ಟು ಬರುತ್ತಾ, ಕಂಟಿನ್ಯೂಸ್ ಇರುತ್ತಾ, ಹೇಗೆ ಡಾಕ್ಟ್ರೆ?
0: ಅಪೆಂಡಿಸೈಟಿಸ್ ಶುರುವಾಗುವ ಹಂತದಲ್ಲಿ ಬಿಟ್ಟು ಬಿಟ್ಟು ಬರುವಂತ ಸಾಧ್ಯತೆ ಇರುತ್ತೆ. ಕೊಲಿಕಿ ಪೇನ್ ಅಂತೇವೆ. ಇನಿಷಿಯಲಿ ನೋವು ಹಿಂಡಿದಂತೆ ಹೊಕ್ಕಳ ಸುತ್ತ ಅಥವಾ ಮೇಲ್ಗಡೆ ಭಾಗದಲ್ಲಿ ಬಂದು ಅದರ ನಂತರ ಸಿವಿಯರಿಟಿ ಜಾಸ್ತಿ ಆದಂಗೆ ಬಲಗಡೆ ಮತ್ತು ಕೆಳಗಡೆ ಭಾಗಕ್ಕೆ ಫಿಕ್ಸ್ ಆಗುತ್ತದೆ.
1: ಸೊ ಹೀಗೆ ಅದು ಸ್ವಲ್ಪ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಶಿಫ್ಟ್ ಆಗ್ತದೆ, ಮತ್ತೆ ಆಗಾಗ ಬಂದು ಮತ್ತೆ ಕಂಟಿನ್ಯೂಸ್. ಮತ್ತೆ ಜ್ವರ ಹೇಳಿದ್ರೆ ಜ್ವರ ಯಾವ ರೀತಿ ಇರುತ್ತೆ ಡಾಕ್ಟರ್? ಕಂಟಿನ್ಯೂಸ್ ಇರುತ್ತಾ, ಬಿಟ್ಟು ಬಿಟ್ಟು ಬರ್ತಾ, ಹೇಗಿದು?
0: ಅಪೆಂಡಿಸೈಟಿಸ್ ನಲ್ಲಿ ಜ್ವರ ಸಾಮಾನ್ಯವಾಗಿ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರುತ್ತದೆ. ಅಂದ್ರೆ ಮೈ ಬೆಚ್ಚಗಾಗೋದು ಅಥವಾ ಸ್ವಲ್ಪ ಜ್ವರ ಬರುವ ಸಾಧ್ಯತೆ ಇರುತ್ತದೆ. ಆದರೆ ಅಪೆಂಡಿಕ್ಸೈಟಿಸ್ ಆಗಿ ಅದರಿಂದ ಆಗುವ ಕಾಂಪ್ಲಿಕೇಶನ್, ಅಪೆಂಡಿಕ್ಸ್ ಸುತ್ತ ಕೀವು ಅಥವಾ ಅಪೆಂಡಿಕ್ಸ್ ಒಡೆದಲ್ಲಿ ಅಂತ ಸಮಯದಲ್ಲಿ ತುಂಬಾ ಹೈ ಡಿಗ್ರಿ ಫೀವರ್ ಬರೋ ಸಾಧ್ಯತೆಗಳು ಇರುತ್ತೆ.
1: ಡಾಕ್ಟರ್ ವಿಶ್ವನಾಥ್ ಅವರೇ, ಈಗ ಈ ಅಪೆಂಡಿಕ್ಸ್ ಗೆ ಆಗುವಂತಹ ತೊಂದರೆ ಬಗ್ಗೆ ತಾವು ಇಷ್ಟರವರೆಗೆ ತಿಳಿಸ್ಕೊಟ್ರೆ, ಈಗ ಈ ಒಂದು ತೊಂದರೆ ಜೀವಕ್ಕೆ ಏನಾದರೂ ಹಾನಿ ಉಂಟು ಮಾಡುವಂತಹ ಸಾಧ್ಯತೆ ಇದೆಯಾ ಡಾಕ್ಟರ್? ಹೇಗೆ?
0: ಅಪೆಂಡಿಸೈಟ್ ಆಗಿದೆ ಎಂದು ಅದನ್ನು ಸೂಕ್ತ ಸಮಯದಲ್ಲಿ ಪತ್ತೆ ಹಚ್ಚದಿದ್ದಲ್ಲಿ ಇದರಿಂದ ಆಗುವ ತೊಂದರೆಗಳು ಮತ್ತು ಕಾಂಪ್ಲಿಕೇಶನ್ಸ್ ತುಂಬಾನೇ ಸಿವಿಯರ್ ಮತ್ತು ಜಾಸ್ತಿ ಇರುತ್ತದೆ. ಜೀವ ಕೂಡ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ. ಅಪೆಂಡಿಕ್ಸ್ ಒಡೆದು ಕೀವು ಜಾಸ್ತಿಯಾಗಿ ರಕ್ತಕ್ಕೇನಾದ್ರು ನಂಜು ಸೇರಿದಲ್ಲಿ ಅಥವಾ ಕರಳು ತೂತಾಗಿ ಅಥವಾ ಕರಳೆಲ್ಲ ಅಂಟುಕೊಂಡಲ್ಲಿ ಜೀವಕ್ಕೆ ತೊಂದರೆ ಆಗೋ ಸಾಧ್ಯತೆಗಳು ಜಾಸ್ತಿ.
1: ಈಗ ತಾವು ಇಲ್ಲಿ ನಂಜಾಗ್ತದ ಅಂತ ಹೇಳಿದ್ರಲ್ಲ, ಇದೇನು ಮೈಕ್ರೋ ಆರ್ಗಾನಿಸಮ್ ಅಂತ ಆಗ್ತದ ಅಥವಾ ನಾವು ತಿನ್ನುವಂತ ಆಹಾರದಿಂದ ಆಗ್ತದ, ಹೇಗೆ ಡಾಕ್ಟರ್? ಇದು
0: ಅಪೆಂಡಿಸೈಟಿಸ್ ಬರಲು ಕಾರಣಗಳು ಹಲವಿದೆ. ಈ ಅಪೆಂಡಿಕ್ಸ್ ನಾನು ಮುಂಚೆ ತಿಳಿಸಿದ ಹಾಗೆ ಇದೊಂದು ಕೊಳವೆ ಇದ್ದ ಆಗಿರುತ್ತೆ. ಅದರ ಬಾಯಿ ಹೊಟ್ಟೆಯಲ್ಲಿ ನಾವು ಊಟ ಮಾಡಿದ ಆಹಾರ ಏನಾದರೂ ಗಟ್ಟಿಯಾಗಿ ಕಟ್ಟಿಕೊಂಡಲ್ಲಿ ಅಥವಾ ಯಾವ್ದಾದ್ರು ಹುಳಗಳು ಹೋಗಿತ್ತು ಅಥವಾ ಲಿಂಫಾಯ್ಡ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ, ನಮ್ಮ ಬಿಳಿ ರಕ್ತ ಕಣಗಳ ಗುಂಪಲ್ಲಿರುತ್ತೆ, ಅದು ಕೂಡ ಏನಾದರೂ ರಿಯಾಕ್ಟಿವ್ ಅಡಿನೈಟಿಸ್ ಅಂತ ಆಗಿ ಅದೇನಾದ್ರು ದಪ್ಪ ಆಗಿ ಬಾಯಿ ಕಟ್ಕೊಂಡಲ್ಲಿ ಅಪೆಂಡಿಕ್ಸ್ ಊದ್ಕೊಳ್ಳುತ್ತೆ. ಇನಿಷಿಯಲಿ ಅದು ಪ್ರೆಷರ್ ಇಂದ ಬರ್ತಿರುತ್ತೆ, ಆಮೇಲೆ ಈ ಕ್ರಿಮಿಗಳೆಲ್ಲ ಗ್ರೋತ್ ಆಗಿ ಕ್ರಿಮಿಗಳೆಲ್ಲ ಸೇರ್ಕೊಳ್ಳುತ್ತೆ. ಸೊ ಈ ಕ್ರಿಮಿಗಳು ಸೇರ್ಕೊಳ್ಳೋದ್ರಿಂದನೆ ನಂಜಿನ ಅಂಶ ಜಾಸ್ತಿ ಆಗೋಗುತ್ತೆ. ಅದಕ್ಕೆ ಸೂಕ್ತ ಸಮಯದಲ್ಲಿ ಚಿಕಿತ್ಸೆಯನ್ನು ಕೊಡಬೇಕಾಗಿ ಬರುತ್ತೆ.
1: ಈಗ ಡಾಕ್ಟ್ರೆ, ಈ ಒಂದು ತೊಂದರೆ ಆಗಿದೆ, ಅಪೆಂಡಿಸೈಟಿಸ್ ಆಗಿದೆ ಅಂತ ನಾವು ಪತ್ತೆ ಹಚ್ಚೋದೇ

0: ಅಂದ್ರೆ ಯಾವೆಲ್ಲ ಟೆಸ್ಟ್ ಗಳನ್ನ ನೀವು ಪೇಷಂಟ್ ಗೆ ಮಾಡಿಸ್ತೀರಿ?
1: ಪೇಷಂಟ್ ಗೆ ಅಪೆಂಡಿಸೈಟಿಸ್ ಆಗಿದೆ ಅಂತ ತಿಳಿದುಕೊಳ್ಳಲು ಪರೀಕ್ಷಿಸಿ ನೋಡಿದಾಗ ಪೇಷಂಟ್ ಗೆ ಈ ಸಾಮಾನ್ಯವಾಗಿ ಹೊಟ್ಟೆ ಪರಿ ಮಾಡಿ ನೋಡಿದಾಗ ಈ ಬಲಭಾಗದಲ್ಲಿ ನೋವನ್ನು ಅನುಭವಿಸ್ತಿರುತ್ತಾರೆ. ಎರಡನೇದಾಗಿ ಕೆಲವು ರಕ್ತ ಪರೀಕ್ಷೆಗಳು ನಮಗೆ ಸಹಾಯ ಮಾಡುತ್ತೆ, ಎಸ್ಪೆಷಲಿ ಟೋಟಲ್ ಕೌಂಟ್ ಅಂತ ಏನು ಹೇಳ್ತೀವಿ. ಇದರ ನೆಕ್ಸ್ಟ್ ಟೋಟಲ್ ಕೌಂಟ್ ಜಾಸ್ತಿ ಆಗಿದ್ದು ನಮಗೆ ಕ್ಲಿನಿಕಲಿ ಸಂಶಯವಿದ್ರೆ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ರುಟೀನ್ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಕೆಲವು ತುಂಬಾ ದಪ್ಪ ಆಗಿದ್ದು ಕಿವಿದ್ದು ಅಂತ ಅಪೆಂಡಿಕ್ಸ್ ನ ಪತ್ತೆ ಹಚ್ಚೋದು ಸುಲಭ. ಆದ್ರೆ ಕೆಲವು ಸಲ ಕರಳಿನ ಹಿಂಭಾಗದಲ್ಲಿ ಕೂತಿದ್ದು ಅಪೆಂಡಿಕ್ಸ್ ಅದು ಮಾಮೂಲಿ ಅಲ್ಟ್ರಾಸೌಂಡ್ ನಲ್ಲಿ ಕಾಣದೆ ಬರಬಹುದು, ಆದ್ರೆ ಸಂಶಯವಿದ್ದರೆ ಸಿಟಿ ಸ್ಕ್ಯಾನಿಂಗ್ ಅಂತ ಮುಂದಿನ ಪರೀಕ್ಷೆಯನ್ನು ಮಾಡಿ ಆ ಕಾಯಿಲೆ ಇದೆಯೋ ಇಲ್ವೋ ಅನ್ನೋದನ್ನ ಪತ್ತೆ ಹಚ್ಚಿಕೊಳ್ಳುತ್ತೇವೆ.
0: ಈಗ ಡಾಕ್ಟ್ರೆ, ಈ ಒಂದು ಅಪೆಂಡಿಸೈಟಿಸ್ ತೊಂದರೆ ಏನಿದೆ, ಇದು ಬಾರದ ಹಾಗೆ ನಾವೇನಾದ್ರೂ ಕ್ರಮಗಳನ್ನು ತೆಗೆದುಕೊಳ್ಳಕ್ಕೆ ಸಾಧ್ಯನಾ?
1: ಇದು ಯಾವ ಕಾರಣಕ್ಕೆ ಆಗುತ್ತೆ ಅದು ಅಂತ ಕಾರಣನೇ ಗೊತ್ತಿಲ್ಲ ಅಂದಾಗ ಅದನ್ನ ಬಾರದೆ ಇರುವಂತಹ ಪ್ರಿಕಾಷನರಿ ಮೆಷರ್ಸ್ ಯಾವುದು ಇರೋದಿಲ್ಲ. ಅದನ್ನು ಸೂಕ್ತ ಸಮಯದಲ್ಲಿ ಪರೀಕ್ಷೆ ಮಾಡಿಕೊಂಡು ಪತ್ತೆ ಹಚ್ಚಿಕೊಂಡು ಸೂಕ್ತವಾದ ಚಿಕಿತ್ಸೆ ತಗೊಳ್ಳುವುದೇ ಉತ್ತಮ.
0: ಡಾಕ್ಟರ್, ಈ ಅಪೆಂಡಿಸೈಟಿಸ್ ಅನ್ನ ಟ್ರೀಟ್ ಮಾಡೋದಕ್ಕೆ ಏನೆಲ್ಲ ಮೆಥಡ್ಸ್ ಇವೆ, ಅಂದ್ರೆ ಟ್ಯಾಬ್ಲೆಟ್ಸ್, ಟಾನಿಕ್ಸ್ ಇದನ್ನ ಕೊಟ್ಟು ಟ್ರೀಟ್ಮೆಂಟ್ ಮಾಡಬಹುದು ಅಥವಾ ಇದಕ್ಕೆ ಸರ್ಜರಿನ ಬೇಕಾಗುತ್ತೆ ಡಾಕ್ಟರ್ ಹೇಗೆ?
1: ಅಪೆಂಡಿಸೈಟಿಸ್ ತುಂಬಾ ಅರ್ಲಿ ಸ್ಟೇಜ್, ಅಂದ್ರೆ ಇವತ್ತು ನೋವು ಶುರುವಾಗಿದೆ ಪೇಷಂಟ್ ಗೆ, ತುಂಬಾ ಮೈಲ್ಡ್ ಫಾರ್ಮ್ ಅಂತ ಏನ್ ಹೇಳ್ತೀವಿ. ಅಲ್ಲಿ ಈಗ ಹೊರದೇಶಗಳಲ್ಲಿ ಕೆಲವು ಕಡೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅಂತ ಏನ್ ಹೇಳ್ತೀವಿ, ಮಾರು ಔಷಧಿಯನ್ನು ಹಾಕಿ ಟ್ರೀಟ್ಮೆಂಟ್ ಅನ್ನ ಪ್ರಯತ್ನ ಮಾಡಿದ್ದಾರೆ, ಅದು ಫಲಕಾರಿಯಾಗಿದೆ. ಆದರೆ ಇನಿಷಿಯಲ್ ಸ್ಟೇಜ್ ದಾಟಿ ಮುಂದೆ ಹೋದರೆ ಅದನ್ನು ಶಸ್ತ್ರಚಿಕಿತ್ಸೆ ಮಾಡಿಯೇ ಗುಣಪಡಿಸಬೇಕಾಗುತ್ತದೆ.
0: ಈಗ ಡಾಕ್ಟರ್, ಇದಕ್ಕೆ ಶಸ್ತ್ರಚಿಕಿತ್ಸೆ ಅಂತಂದ್ರೆ ಈ ಶಸ್ತ್ರಚಿಕಿತ್ಸೆ ಯಾವ ರೀತಿ ಮಾಡ್ತೀರಿ, ಅದರ ಬಗ್ಗೆ ತಿಳಿಸ್ಕೊಡಿ.
1: ಅಪೆಂಡಿಸೈಟಿಸ್ ಆದಾಗ ಅಪೆಂಡಿಕ್ಸ್ ತೆಗೆಯುವುದು ಒಂದೇ ದಾರಿ. ಸೊ ಇಲ್ಲಿ ಎರಡು ವಿಧ ಇದೆ, ಒಂದು ಓಪನ್ ಸರ್ಜರಿ ಅಂತ ಹೇಳ್ತೇವೆ. ಸೊ ಓಪನ್ ಸರ್ಜರಿಯಲ್ಲಿ ಏನಾಗುತ್ತೆ ಅಂದ್ರೆ ಅದನ್ನ ಈ ಕೆಳಹೊಟ್ಟೆಯ ಬಲಭಾಗದಲ್ಲಿ ಒಂದು ಇನ್ಸಿಷನ್ ಉಂಡು ಅಬ್ಡಮನ್ ಓಪನ್ ಮಾಡಿ ಅದರ ಮೂಲಕ ಹೋಗಿ ಅಪೆಂಡಿಕ್ಸ್ ನ ಹುಡುಕಿ ಅದನ್ನ ತೆಗೆಯುತ್ತೇವೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲರೂ ಕೇಳದಂಗೆ ಕೀ ಹೋಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಅಂತ ಏನ್ ಹೇಳ್ತೇವೆ, ಇದನ್ನ ಉಪಯೋಗಿಸಿ ಅಪೆಂಡಿಕ್ಸ್ ನ ತೆಗೆಯುತ್ತೇವೆ. ಇದರ ಅಡ್ವಾಂಟೇಜ್ ಏನಂದರೆ ಅಪೆಂಡಿಸೈಟಿಸ್ ಜೊತೆಗೆ ಇನ್ಯಾವುದಾದರೂ ತೊಂದರೆ ಇದೆಯಾ, ಜೊತೆಗೆ ಇರುವಂತಹ ಕಾಯಿಲೆಗಳನ್ನು ಕೂಡ ನಾವು ಲ್ಯಾಪ್ರೋಸ್ಕೋಪಿ ಮಾಡಿದಾಗ ವೀಕ್ಷಿಸಿ ಅದನ್ನು ಕೂಡ ಅದರ ಜೊತೆಗೆ ಟ್ರೀಟ್ ಮಾಡಲು ಅನುಕೂಲವಾಗುತ್ತದೆ. ಉದಾಹರಣೆಗೆ ಅಪೆಂಡಿಕ್ಸ್ ಓಡ್ಕೊಂಡು ಕೀವ್ ಆಗಿದ್ದಲ್ಲಿ, ಕೀವ್ ಏನಾದ್ರು ಕೆಳಗಡೆ ಭಾಗ ಹೋಗಿದ್ದರೆ ನಾವು ಓಪನ್ ಸರ್ಜರಿಯಲ್ಲಿ ಅಲ್ಲಿ ಮಾತ್ರ ನೋಡಲು ಸಾಧ್ಯ. ಆದ್ರೆ ಲ್ಯಾಪ್ರೋಸ್ಕೋಪಿಯಲ್ಲಿ ಹೊಟ್ಟೆಯ ಎಲ್ಲಾ ಭಾಗಕ್ಕೂ ತಲುಪಿ ಅಲ್ಲೇನಾದ್ರು ಕೀವ್ ಆದಲ್ಲಿ ಅಥವಾ ಇನ್ಯಾವುದಾದ್ರು ಅದರ ಜೊತೆಗಿರುವಂತಹ ತೊಂದರೆ ಇದ್ದಲ್ಲಿ ಅದನ್ನು ಕೂಡ ಗುಣಪಡಿಸಲು ಅನುಕೂಲವಾಗುತ್ತದೆ.
0: ಕೆಳಗಡೆ ನಮ್ಮ ಜೊತೆಗೆ ಡಾಕ್ಟರ್ ಬಿ ವಿಶ್ವನಾಥ್ ಅವರು ಮಾತಾಡ್ತಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಅಪೆಂಡಿಸೈಟಿಸ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈಗ ಡಾಕ್ಟರ್, ಸಾಮಾನ್ಯವಾಗಿ ಯಾವುದೇ ಆಪರೇಷನ್ ಅಂದ್ಕೊಳ್ಳೆ ಜನಸಾಮಾನ್ಯರಿಗೆ ಒಂಥರ ಗಾಬರಿ ಇರುತ್ತೆ, ರಕ್ತ ತುಂಬಾ ಹೋಗ್ಬಿಡುತ್ತೆ, ಆಮೇಲೆ ನಂಜಾಗ್ತದೆ, ಹೀಗೆ ನೋಡಿಟ್ಟು ಒಂಥರ ಅವರ ಮನದಲ್ಲಿ ಕೂತ್ ಬಿಡುತ್ತೆ. ಸೊ ಈ ಒಂದು ತಾವೇನು ಆಪರೇಷನ್ ಹೇಳಿದ್ರೆ ಎಷ್ಟು ಸೇಫ್ ಮತ್ತೆ ಎಷ್ಟು ಮಟ್ಟಿಗೆ ಇದು ಫಲಕಾರಿಯಾಗಿರುತ್ತೆ, ಅಂದ್ರೆ ಎರಡು ಓಪನ್ ಆಗಿರ್ಬೋದು ಅಥವಾ ಲ್ಯಾಪ್ರೋಸ್ಕೋಪಿ ಆಗಿರ್ಬೋದು, ಎರಡನ್ನ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡಿ ಡಾಕ್ಟರ್.
1: ಇವತ್ತಿನ ವೈದ್ಯಕೀಯ ಇವಲ್ಯೂಷನ್, ಅನಸ್ಥೆಸಿಯಾ ಆಗ್ಲಿ, ಸರ್ಜಿಕಲ್ ಟೆಕ್ನಿಕ್ಸ್ ಆಗ್ಲಿ, ಏನು ವೈದ್ಯಕೀಯ ನೋಡಿದೆಯೋ ಇದರಲ್ಲಿ ಕಾಂಪ್ಲಿಕೇಶನ್ ರೇಟ್ಸ್ ತುಂಬಾ ತೀರಾನೇ ಕಡಿಮೆ, 1-2% ಅಂತ ಕೂಡ ಹೇಳ್ಬೋದು. ಈ 1-2% ಕೂಡ ಜನರು ಎತ್ತೆಚ್ಚುಕೊಂಡು ಬೇಗನೆ ಬಂದಲ್ಲಿ ಈ ಕಾಂಪ್ಲಿಕೇಶನ್ಸ್ ಕೂಡ ಅವಾಯ್ಡ್ ಮಾಡಬಹುದು. ಅಪೆಂಡಿಸೆಕ್ಟಮಿ ತುಂಬಾನೇ ಸೇಫ್, ಓಪನ್ ಆಗ್ಲಿ ಅಥವಾ ಲ್ಯಾಪ್ರೋಸ್ಕೋಪಿ ಆಗ್ಲಿ, ಟೆಕ್ನಿಕಲಿ ತುಂಬಾ ಕಷ್ಟ ಆಗದಿದ್ರು ಪೇಷಂಟ್ ಗೆ ಸೇಫ್ ಇರೋದ್ರಿಂದ ಅಪೆಂಡಿಸೆಕ್ಟಮಿ ಮಾಡಿಸ್ಕೊಳ್ಳೋದ್ರಿಂದ ಯಾವುದೇ ಹಾನಿ ಇಲ್ಲ. ಆ ಕಾರಣದಿಂದ ಜನರು ಹೆದರದೆ ಅದನ್ನು ಸೂಕ್ತ ಸಮಯದಲ್ಲಿ ಪರೀಕ್ಷಿಸಿಕೊಂಡು ಚಿಕಿತ್ಸೆ ತಗೊಂಡುಕೊಂಡಲ್ಲಿ ಕಾಂಪ್ಲಿಕೇಶನ್ಸ್ ಅವಾಯ್ಡ್ ಆಗಿ ಜೀವ ಕೂಡ ಉಳಿಯೋ ಸಾಧ್ಯತೆಗಳು.
0: ಬ್ಲಡ್ ಲಾಸ್ ಇರುತ್ತೆ ಡಾಕ್ಟರ್ ಇದರಲ್ಲಿ?
1: ಬ್ಲಡ್ ಲಾಸ್ ಎಲ್ಲಾ ಸರ್ಜರಿಯಲ್ಲೂ ಇರುತ್ತೆ. ಬ್ಲಡ್ ಲಾಸ್ ನಾವು ಅನ್ಕೊಂಡಂಗೆ ಲೀಟರ್ ಗಟ್ಟಲೆ ಏನು ಹೋಗೋದಿಲ್ಲ. ಒಂದು ಅಪೆಂಡಿಸೆಕ್ಟಮಿ ಮಾಡಿ ಯಾವುದೇ ಕಾಂಪ್ಲಿಕೇಶನ್ ಇಲ್ಲ ಅರ್ಲಿ ಸ್ಟೇಜ್ ಅಲ್ಲಿ ಅಂದ್ರೆ ಹೆಚ್ಚಿಗೆ ಅಂದ್ರೆ ಒಂದು 25-50 ml ಬ್ಲಡ್ ಲಾಸ್ ಇರಬಹುದು. ಇದರಿಂದ ಯಾವ ಪೇಷಂಟ್ ಗೆ ತೊಂದರೆ ಆಗೋದಿಲ್ಲ.
0: ಈಗ ಡಾಕ್ಟರ್, ಈ ಮಹಿಳೆಯರಲ್ಲಿ ಮತ್ತೆ ಪುರುಷರಲ್ಲಿ ಕಂಪೇರ್ ಮಾಡಿದಾಗ ಯಾರಲ್ಲಿ ಇದು ಹೆಚ್ಚಾಗಿ ಕಂಡು ಬರ್ತಾ ಇದೆ?
1: ಇಬ್ಬರಲ್ಲೂ ಒಂದೇ ಸಮ ಇದೆ ಹೆಚ್ಚು ಕಡಿಮೆ. ಆದ್ರೆ ಹೆಣ್ಣುಗಳಲ್ಲಿ ಇದನ್ನ ಡಯಾಗ್ನೋಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದ್ರೆ ಇವರಲ್ಲಿ ಅಂಡಾಣು ಮತ್ತೆ ಕಿಡ್ನಿಯಲ್ಲಿ ಕಲ್ಲು ಅಪೆಂಡಿಕ್ಸ್ ಮೂರು ಕೂಡ ಒಂದೇ ರೀತಿಯ ನೋವನ್ನು ಕೊಡುವುದರಿಂದ ಇವರಿಗೆ ಪರೀಕ್ಷೆಗಳು ಹೆಚ್ಚಿಗೆ ಮಾಡಿ ಕರೆಕ್ಟ್ ಆದ ಸೂಕ್ತ ಡಯಾಗ್ನೋಸಿಸ್ ಮಾಡಬೇಕಾಗಿ ಬರುತ್ತೆ.
2: ಇದು ನಂಜಪ್ಪ ಆಸ್ಪತ್ರೆ ಆರೋಗ್ಯ ಸ್ಪಂದನದ ಸಮಯ. ಒಂದು ತಿಂಗಳ ಹಿಂದೆ

0: ನನಗೆ ರಸ್ತೆ ಮಧ್ಯದಲ್ಲಿ ಗಂಭೀರವಾಗಿ ಅಪಘಾತವಾಗಿತ್ತು. ಅಲ್ಲಿದ್ದ ಒಬ್ಬ ಸಜ್ಜನರು ಕೂಡಲೇ ಶಿವಮೊಗ್ಗದ ನಂಜಪ್ಪ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಸಂಪರ್ಕಿಸಿದ್ರು. ಅಲ್ಲಿ ಅತ್ಯಾಧುನಿಕ ಉಪಕರಣ ಮತ್ತು ಅನುಭವಿ ತುರ್ತು ಚಿಕಿತ್ಸಾ ತಜ್ಞ ವೈದ್ಯರ ತಂಡದವರು ಸೂಕ್ತ ಚಿಕಿತ್ಸೆ ನೀಡಿ ನನಗೆ ಜೀವದಾನ ಮಾಡಿದ್ರು. ಥ್ಯಾಂಕ್ಸ್ ಟು ನಂಜಪ್ಪ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ.
1: ಕ್ಷಣ ಮಾತ್ರದ ಸೂಚನೆ ಮೇರೆಗೆ ಜೀವ ರಕ್ಷಕ ಚಿಕಿತ್ಸೆ, ತುರ್ತು ಚಿಕಿತ್ಸೆಗಾಗಿ ಸಂಪರ್ಕಿಸಿ 9486555000.
2: ಈಗ ಡಾಕ್ಟರ್ ತಾವ್ ಹೇಳಿದ್ರಿ ಈ ಲ್ಯಾಪ್ರೋಸ್ಕೋಪಿ ಅಥವಾ ಕೀ ಹೋಲ್ ಸರ್ಜರಿ ಅಂತ, ತುಂಬಾ ಜನಕ್ಕೆ ಇದ್ರ ಬಗ್ಗೆ ಒಂದು ಕಲ್ಪನೆ ಇಲ್ಲ. ತುಂಬಾ ಜನ ಒಂದು ಕರೆಂಟ್ ಆಪರೇಷನ್ ಅಂತಾನು ಇದಕ್ಕೆ ಕರಿತಿರ್ತಾರೆ. ಏನಿದು ಪ್ರೊಸೀಜರ್, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ, ಯಾಕಂತಂದ್ರೆ ಇದು ಲೇಟೆಸ್ಟ್ ಆಗಿ ತುಂಬಾ ಪ್ರಚಲಿತವಾಗ್ತಾ ಇದೆ.
3: ಈ ಕರೆಂಟ್ ಆಪರೇಷನ್ ಅಂದ್ರೆ ಕರೆಂಟ್, ಯಾವುದೇ ತರದ ಕರೆಂಟ್ ಅನ್ನ ಉಪಯೋಗಿಸುವುದಿಲ್ಲ. ಲ್ಯಾಪ್ರೋಸ್ಕೋಪಿ ಅಂದ್ರೆ ಒಂದು ಸಣ್ಣ ರಂಧ್ರದಿಂದ ಟೆಲಿಸ್ಕೋಪ್ ಅನ್ನು ಹಾಕಿ ಆ ಮೂಲಕ ಈ ಪರದೆ ಮೇಲೆ, ಟಿವಿ ಸ್ಕ್ರೀನ್ ನ ಮೇಲೆ ಕಾಣುವಂತ ಇಮೇಜಸ್ ನ ನೋಡಿಕೊಂಡು ನಾವು ಶಸ್ತ್ರಚಿಕಿತ್ಸೆಯನ್ನು ಮಾಡುತ್ತೇವೆ. ಸೊ ಈ ಅಡ್ವಾನ್ಸ್ ಆಗಿ ಈ ಟಿವಿ ಮತ್ತೆ ಕ್ಯಾಮ್ರಾ ಎಲ್ಲವೂ ಅಡ್ವಾನ್ಸ್ ಆಗಿರೋದ್ರಿಂದ ಅದನ್ನ ಕರೆಂಟ್ ಬಳಕೆ ಆಗುತ್ತೆ ಅಂತ ಹೇಳಿ ಜನಗಳಲ್ಲಿ ಒಂದು ತಪ್ಪು ನಂಬಿಕೆ ಇದೆ. ಕರೆಂಟ್ ಉಪಯೋಗಿಸ್ತಾರೆ, ಕರೆಂಟ್ ಆಪರೇಷನ್ ಅಂತ. ಆದ್ರೆ ಇದರಲ್ಲಿ ಯಾವುದೇ ಕರೆಂಟ್ ಅನ್ನು ಉಪಯೋಗಿಸುವುದಿಲ್ಲ. ಓಪರ್ಜೆರಲ್ಲಿಯೇ ಯೂಸ್ ಮಾಡುವಂತ ಇನ್ಸ್ಟ್ರೂಮೆಂಟ್ ಸ್ವಲ್ಪ ಮಾಡಿಫೈ ಮಾಡಲಾಗಿರುತ್ತೆ, ಉದ್ದ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ. ಆ ಇನ್ಸ್ಟ್ರೂಮೆಂಟ್ಸ್ ಗಳನ್ನ ಯೂಸ್ ಮಾಡಿ ನಾವು ಟಿವಿಯಲ್ಲಿ ನೋಡಿಕೊಂಡು ಅದನ್ನ ಶಸ್ತ್ರಚಿಕಿತ್ಸೆ ಮಾಡ್ತಿದ್ದ ಲ್ಯಾಪ್ರೋಸ್ಕೋಪಿ ಅಂತ ಕರಿತೇವೆ.
2: ಅಂದ್ರೆ ನಮ್ಮ ದೇಹದ ಒಳಗಡೆ ಏನಾಗ್ತಾ ಇದೆ ಅನ್ನೋದನ್ನ ಎಕ್ಸಾಕ್ಟ್ ಆಗಿ ನೀವು ಮಾನಿಟರ್ ಮೇಲೆ ನೋಡ್ತಾ ಇರ್ತೀರ.
3: ಹೌದು, ಇದೇನು ಒಳಗಡೆ ಏನಿರುತ್ತೆ ಅದು ಫುಲ್ ಈಗ ನಿಮ್ಗೆ ಹೆಂಗೆ ಅಂದ್ರೆ ವಿಡಿಯೋ ರೆಕಾರ್ಡ್ ಮಾಡ್ತೀರಾ ಕ್ಯಾಮ್ರಾದಲ್ಲಿ, ನೀವ್ ಏನ್ ಕಾಣಿಸುತ್ತೆ ಅದೇ ರೀತಿ ಟಿವಿ ಮೇಲೆ ಕಾಣ್ತಿರುತ್ತೆ. ಅದನ್ನ ಅದನ್ನ ನೋಡಿಕೊಂಡು ನಿಮ್ಗೆ ಯಾವ ಭಾಗದಲ್ಲಿ ಏನ್ ತೊಂದರೆ ಆಗಿದೆ ಅನ್ನೋದನ್ನ ನಾವು ಅದನ್ನ ಶಸ್ತ್ರಚಿಕಿತ್ಸೆ ಮಾಡ್ತಿರ್ತೀವಿ. ಇದನ್ನೇ ಲ್ಯಾಪ್ರೋಸ್ಕೋಪಿ ಕರಿತೇವೆ ಅಷ್ಟೇ.
2: ಈಗ ಡಾಕ್ಟ್ರೆ, ಈ ಒಂದು ಅಪೆಂಡಿಸೈಟಿಸ್ ಆಪರೇಷನ್ಗೆ ಸಾಮಾನ್ಯವಾಗಿ ಎಷ್ಟು ಸಮಯ ಬೇಕಾಗುತ್ತೆ ಮತ್ತೆ ಪೇಷಂಟ್ ಎಷ್ಟು ದಿನ ಹಾಸ್ಪಿಟಲ್ ಅಲ್ಲಿ ಇರಬೇಕಾಗುತ್ತೆ?
3: ಅಪೆಂಡಿಸೆಕ್ಟಮಿ ತುಂಬಾ ಅರ್ಲಿ ಸ್ಟೇಜ್ ಅಲ್ಲಿ ಬಂದು ಯಾವುದೇ ತರದ ಕಾಂಪ್ಲಿಕೇಶನ್ ಇಲ್ಲ ಅಂದ್ರೆ ಅನಸ್ಥೆಸಿಯಾ ಕೊಟ್ಟು 15-20 ನಿಮಿಷದಲ್ಲಿ ಶಸ್ತ್ರಚಿಕಿತ್ಸೆ ಮುಗಿಯುತ್ತದೆ. ಕೆಲವು ಬಾರಿ ಏನಾಗುತ್ತೆ, ಪೇಷಂಟ್ಗೆ ರೋಗಿಗೆ ತುಂಬಾ ಕರಳುಗಳು ಕೀವಾಗಿ ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ, ಅದನ್ನು ಬಿಡಿಸುವ ಸಮಯದಲ್ಲಿ ಸ್ವಲ್ಪ ಸಮಯ ಹೆಚ್ಚಾಗಬಹುದು, 1/4 ಗಂಟೆವರೆಗೂ ಬೇಕಾಗಬಹುದು.
2: ಮತ್ತೆ ಪೇಷಂಟ್ ಎಷ್ಟು ದಿನ ಹಾಸ್ಪಿಟಲ್ ಅಲ್ಲಿ ಇರಬೇಕಾಗುತ್ತೆ ಡಾಕ್ಟರ್?
3: ಓಪನ್ ಸರ್ಜರಿ ಮಾಡಿದ್ರೆ 3-4 ದಿವಸ ಇರಬೇಕಾಗಿ ಬರ್ಬೋದು. ಲ್ಯಾಪ್ರೋಸ್ಕೋಪಿಯಲ್ಲಿ ಇವತ್ತು ಶಸ್ತ್ರಚಿಕಿತ್ಸೆ ಮಾಡಿಕೊಂಡರೆ ಮಾರನೇ ದಿನವೇ ಮನೆಗೆ ಹೋಗಬಹುದು.
2: ಈಗ ಡಾಕ್ಟರ್, ಮತ್ತೊಂದು ಪ್ರಶ್ನೆ, ಒಬ್ಬರಿಗೂ ಒಂದು ಅಪೆಂಡಿಸೈಟಿಸ್ ಆಪರೇಷನ್ ಆಯ್ತು, ಈ ವರ್ಷ ಆಯ್ತು, ಮತ್ತೆ ಅದು ಮರುಕಳಿಸುವಂತ ಚಾನ್ಸಸ್ ಏನಾದ್ರು ಇರುತ್ತಾ ಡಾಕ್ಟರ್? ಹೇಗೆ,
3: ಪ್ರತಿಯೊಬ್ಬ ಮನುಷ್ಯನಿಗೂ ಅಪೆಂಡಿಕ್ಸ್ ಒಂದೇ, ಅಪೆಂಡಿಕ್ಸ್ ಅದನ್ನ ಪೂರ್ಣ ತೆಗೆದಲ್ಲಿ ಪುನಃ ಮರುಕಳಿಸುವ ಸಾಧ್ಯತೆಗಳು ಬಹಳ ಕಡಿಮೆ ಇರೋದಿಲ್ಲ.
2: ಬೇರೆ ಕಾಯಿಲೆ ಏನಾದ್ರೂ ಬರಬಹುದೇ ವಿನ ಈ ಸಮಸ್ಯೆ ಬರಲ್ಲ,
3: ಅಪೆಂಡಿಕ್ಸ್ ಬರುವ ಸಾಧ್ಯತೆ ಇಲ್ಲವೇ ಇಲ್ಲ.
2: ಈಗ ಡಾಕ್ಟ್ರೆ, ಒಬ್ರು ಈ ಟ್ರೀಟ್ಮೆಂಟ್ ಆದ್ಮೇಲೆ ಅವರ ಆಹಾರ ಕ್ರಮದಲ್ಲಿ ಏನಾದ್ರೂ ಮಾರ್ಪಾಡುಗಳನ್ನು ಮಾಡ್ಕೊಳ್ಬೇಕಾಗುತ್ತಾ? ಹೇಗೆ,
3: ಯಾವುದೇ ರೀತಿಯ ಆಹಾರದಲ್ಲಾಗಲಿ ಅವರ ದಿನನಿತ್ಯ ಕಾರ್ಯಗಳಲ್ಲಿ ಯಾವುದೇ ಮಾರ್ಪಾಡು ಅವಶ್ಯಕತೆ ಇಲ್ಲ.
2: ಸೊ ಮಾಮೂಲಾಗಿ ಏನ್ ತಗೊಳ್ತಾರೆ ಅದನ್ನ ತಗೊಳ್ಳ, ಪತ್ತೆ ಅಂತ ವಿಶೇಷ ಏನಿಲ್ಲ
3: ಏನಿಲ್ಲ.
2: ಈಗ ಡಾಕ್ಟ್ರೆ, ಈ ಕಾಯಿಲೆ ಬಗ್ಗೆ ಸಾಕಷ್ಟು ತಾವು ಹೇಳಿದ್ರಿ, ಮತ್ತೆ ಒಂದು ಜನರಲ್ ಕುತೂಹಲಕ್ಕಾಗಿ ಕೇಳ್ತಾ ಇದ್ದೀನಿ, ಜನರ ಕುತೂಹಲಕ್ಕಾಗಿ, ನಮ್ಮ ಈ ಒಂದು ಜೀರ್ಣಾಂಗ ವ್ಯವಸ್ಥೆ ಏನಿದೆ ಇದು ತುಂಬಾ ಸಂಕೀರ್ಣವಾದದ್ದು, ಮತ್ತೆ ಇದಕ್ಕೆ ಬೇರೆ ಬೇರೆ ರೀತಿಯ ರೋಗಗಳು ಬರ್ತಾ ಇರ್ತವೆ. ಸೊ ನಮ್ಮ ಜನರಿಗೆ ಜೀರ್ಣಾಂಗ ವ್ಯವಸ್ಥೆಯನ್ನು ಸುಸ್ಥಿತಿಯಲ್ಲಿ ಇಡೋದಕ್ಕೆ ತಾವು ವೈದ್ಯರಾಗಿ ಒಂದು ಸ್ವಲ್ಪ ಸಲಹೆಗಳನ್ನ ನೀಡಿ.
3: ನಮ್ಮ ದೇಹ ಯಾವುದೇ ರೀತಿಯ ಇನ್ಫೆಕ್ಷನ್ ತಡ್ಕೊಳ್ಳೋದಿಲ್ಲ. ನಾವು ಮಾಡೋ ಆಹಾರ ಏನ್ ಆಹಾರ ಪದ್ಧತಿ ಏನಿದೆ ಅದರಿಂದ ಸಾಕಷ್ಟು ಕಾಯಿಲೆಗಳನ್ನ ತಡೆಗಟ್ಟಬಹುದು. ನಾವು ಏನು ಹೊರಗಡೆ ಊಟ ಮಾಡ್ತೀವಿ ಅದು ಎಷ್ಟು ಹೈಜಿನಿಕಲಿ ಪ್ರಿಪೇರ್ ಮಾಡಿದರೆ ಇಲ್ವಾ, ಅದನ್ನ ಕ್ಲೀನ್ ಆಗಿ ಮಾಡಲಿಲ್ಲ ಅಂದ್ರೆ ಅದರಿಂದ ಆಗುವ ಇನ್ಫೆಕ್ಷನ್ಗಳು. ನೀವು ಈ ಸಾಮಾನ್ಯವಾಗಿ ಮೋಸ್ಟ್ ಕಾಮನ್ ಸೋರ್ಸ್ ಅಂದ್ರೆ ಪಾನಿಪುರಿ, ಈ ಪಾನಿಪುರಿ ಜನಗಳಿಗೆ ತುಂಬಾನೇ ರುಚಿ ಇರಬಹುದು, ಬಟ್ ಹೈಯೆಸ್ಟ್ ಇನ್ಫೆಕ್ಷನ್ ಆಗೋದು ಇದರಿಂದ. ನಿಮ್ಮ ಊಟ ನೀವೇನ್ ತಿಂತೀರಾ ಹೊರಗಡೆ ಮನೆಯಲ್ಲಿ ಮಾಡಿದ್ದಾಗ್ಲಿ ಹೊರಗಡೆ ಮಾಡಿದ್ದಾಗ್ಲಿ ಅದೆಷ್ಟು ಕ್ಲೀನ್ ಆಗಿದೆ ಅದನ್ನ ನೀವು ಸರಿಯಾಗಿ ಗಮನದಲ್ಲಿಟ್ಕೊಂಡು ಆಹಾರ ಸೇವನೆ ಮಾಡಿದ್ರೆ ಯಾವುದೇ ತರದ್ದು ತೊಂದರೆ ಆಗದಲ್ಲಿ ಇರುವಂತ ಸಾಧ್ಯತೆಗಳು ಹೆಚ್ಚು. ಮನುಷ್ಯನಿಗೆ ಬರುವ ಎಲ್ಲಾ ಕಾಯಿಲೆಗಳಿಗೂ ಮೇನ್ ಕಾರಣ ಅಂದ್ರೆ ಒಂದು ನೀರು, ಎರಡನೇದು ಆಹಾರ. ಸೊ ನೀರು ಕುಲುಷಿತವಾಗಿದ್ರೆ ಗ್ಯಾಸ್ಟ್ರೋಎಂಟ್ರೈಟಿಸ್ ಅಂತ ಹೇಳ್ತೀವಿ, ಹೆಪಟೈಟಿಸ್, ಗ್ಯಾಸ್ಟ್ರೋಎಂಟ್ರೈಟಿಸ್ ಎಲ್ಲಾ ಕಾಯಿಲೆಗಳು ನೀರಿಂದನೇ ಬರುವಂತ ಕಾಯಿಲೆಗಳು, ಅಥವಾ ಊಟ, ಊಟದಿಂದ ಹಲವಾರು ಕಾಯಿಲೆಗಳು ಬರ್ತವೆ. ಇವೆರಡನ್ನು ಸರಿಯಾದ ಸಮಯದಲ್ಲಿ ಸರಿಯಾಗಿ ಸೇವಿಸಿದರೆ ಆದಷ್ಟು ಕಾಯಿಲೆಗಳನ್ನ ತಡೆಗಟ್ಟಬಹುದು ಅಂತ ನನ್ನ ಅನಿಸಿಕೆ.
2: ಈ ಅಪೆಂಡಿಸೈಟಿಸ್ ಬಗ್ಗೆ ಜನಸಾಮಾನ್ಯರಿಗೆ ತಾವು ಕೊನೆಯದಾಗಿ ಒಂಥರ ಟಿಪ್ಸ್ ಕೊಡೋದಾದ್ರೆ ಅದನ್ನ ಹೇಳಿ ಡಾಕ್ಟರ್. ಯಾಕಂದ್ರೆ ಇದು ತಾವು ಹೇಳಿದ್ರಿ ಗಾಬರಿ ಆಗುತ್ತ ಅವಶ್ಯಕತೆ ಇಲ್ಲ, ಸಿಂಪಲ್ ಆಗಿದೆ ಈಗ ಇದು ಪ್ರೊಸೀಜರ್ಸ್ ಅಂತ ಮತ್ತೊಮ್ಮೆ ನಮ್ಮ ಕೇಳುಗರಿಗೆ ಇದರ ಮನವರಿಕೆ ಮಾಡಿಕೊಡಿ.
3: ಹೊಟ್ಟೆ ನೋವನ್ನ ನಿರ್ಲಕ್ಷ್ಯ

0: ಮಾಡದಲೆ ಆದಷ್ಟು ಬೇಗ ವೈದ್ಯರನ್ನ ಕಂಡು ಅದರಿಂದ ಎಲ್ಲಾ ಹೊಟ್ಟೆ ನೋವು ಅಪೆಂಡಿಕ್ಸ್ ಆಗಿರೋದಿಲ್ಲ ಅದನ್ನ ಸೂಕ್ತ ಪರೀಕ್ಷೆಗಳಿಂದ ಕನ್ಫರ್ಮ್ ಮಾಡಿಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಸರಿಯಾದ ಸಮಯದಲ್ಲಿ ತಗೊಂಡಲ್ಲಿ ರೋಗಿಗೆ ಯಾವುದೇ ತೊಂದರೆ ಆಗದೆ ದಿನನಿತ್ಯದ ಕಾರ್ಯಗಳನ್ನು ನಿರ್ವಹಿಸಬಹುದು ಅಂತ ಅನ್ಸಿಕೆ ನನಗೆ.
1: ತುಂಬಾ ತುಂಬಾ ಧನ್ಯವಾದಗಳು ಡಾಕ್ಟರ್ ಬಿ ವಿಶ್ವನಾಥ್ ಅವರೇ. ಇಲ್ಲಿವರೆಗೆ ತಾವು ಶಸ್ತ್ರ ಚಿಕಿತ್ಸಾ ತಜ್ಞರಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಕೇಳುಗರಿಗೆ ಈ ಅಪೆಂಡಿಸೈಟಿಸ್ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ಕೊಟ್ಟಿದ್ದೀರಿ. ನಮ್ಮ ನಿಲಯದ ಪರವಾಗಿ ನಮ್ಮ ಎಲ್ಲಾ ಕೇಳುಗರ ಪರವಾಗಿ ತಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗೆ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಇಲ್ಲಿ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆಯಾಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ರಶ್ಮಿ ಹಂಚಿನಾಳ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಮೇಡಮ್ ಅವರಿಗೆ.
2: ನಮಸ್ಕಾರ ಎಲ್ಲ ಕೇಳುಗರಿಗೆ.
1: ಇವತ್ತು ನಮ್ಮ ಕೇಳುಗರಿಗೆ ತಾವು ಮಹಿಳೆಯರು ಕಾಲಕಾಲಕ್ಕೆ ಯಾವೆಲ್ಲ ಟೆಸ್ಟ್ ಗಳನ್ನ ಮಾಡಿಸಿಕೊಳ್ಬೇಕು ಅವರ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಡೋದಕ್ಕೆ, ಅದ್ರ ಜೊತೆಗೆ ಕೆಲವು ಸ್ಕ್ರೀನಿಂಗ್ ಟೆಸ್ಟ್ ಗಳನ್ನ ಆಗಾಗ ಮಾಡ್ತಾ ಇರ್ತಾರೆ, ಅದನ್ನು ತಾವು ಮಾಹಿತಿ ಕೊಡಬೇಕು. ಈಗ ಮೊಟ್ಟ ಮೊದಲನೇದಾಗಿ ಮಹಿಳೆಯರ ಆರೋಗ್ಯದ ದೃಷ್ಟಿಯಿಂದ ಯಾವೆಲ್ಲ ಟೆಸ್ಟ್ ಗಳನ್ನ ಅವರು ನಿಯಮಿತವಾಗಿ ಒಂದು ಅಡಲಸೆಂಟ್ ಸ್ಟೇಜ್ ಇಂದ ಸ್ಟಾರ್ಟ್ ಮಾಡಿ ಹೇಳಿ ಮೇಡಮ್.
2: ಮಹಿಳೆಯರು ಅಂದ ತಕ್ಷಣ ಆಕ್ಚುಲಿ ಸಿನ್ಸ್ ಬರ್ತ್ ಇಂದಾನೆ ಸುಮಾರು ತೊಂದರೆಗಳು ಸ್ಟಾರ್ಟ್ ಆಗ್ತದೆ, ಬಟ್ ಎಲ್ಲರಿಗಿಂತ ಫಸ್ಟ್ ಯಾವಾಗ ಅವರಿಗೆ ತೊಂದರೆ ಕಾಣೋದು ಅಂದ್ರೆ ಮುಟ್ಟ ಶುರು ಆದಾಗ, ಅಂದ್ರೆ ದೊಡ್ಡವರಾದಾಗ. ಸಾಧಾರಣವಾಗಿ ಮುಂಚೆ ಎಲ್ಲ 14-15 ವಯಸ್ಸಿಗೆ ದೊಡ್ಡವರಾಗ್ತಿದ್ರು, ಬಟ್ ಈ ಕಾಲದಲ್ಲಿ ಇನ್ನು ತುಂಬಾ ಮುಂಚೆ ಒಬ್ಬೊಬ್ಬರಿಗೆ 8 ವರ್ಷದಲ್ಲೆಲ್ಲ ದೊಡ್ಡವರಾಗ್ತಿದ್ದಾರೆ. ಸೊ ಅದ್ ದೊಡ್ಡವರಾಗುದು ಅದು ನಾರ್ಮಲ್, ಇದಕ್ಕೆ ನೈಸರ್ಗಿಕ ಅಂತ ಹೇಳ್ಬೋದು. ಆದ್ರೆ 8 ವರ್ಷಕ್ಕೆ 10 ವರ್ಷಕ್ಕೆ ಆಗೋದು ಸ್ವಲ್ಪ ತೊಂದರೆ ಉಳ್ಳಂತ ಇರ್ತದೆ. ಮೆದ್ಲಲ್ಲಿ ತೊಂದರೆ ಇರ್ಬೋದು, ಗರ್ಭಕೋಶದ ತೊಂದರೆ ಇರ್ಬೋದು. ಸೊ ಫಸ್ಟ್ ಇವ್ ತೊಂದರೆ ಕಾಣಿಸೋದು ದೊಡ್ಡವರಾದಾಗ. ತುಂಬಾ ಟೈಮ್ಗಿಂತ ಮುಂಚಿತವಾಗಿ ದೊಡ್ಡವರಾದ್ರೂ ಕಷ್ಟ, ತುಂಬಾ ಲೇಟ್ ಆಗಿ ದೊಡ್ಡವರಾಗೋದ್ರು ಕಷ್ಟ. ನಿಯಮಿತ ಕರೆಕ್ಟ್ ಆಗಿ ಒಂದು 14-15 ವಯಸ್ಸು ಅಂದ್ರೆ ಪರವಾಗಿಲ್ಲ, ತುಂಬಾ ಬೇಗ ಆದ್ರೂ ಚೆಕಪ್ ಮಾಡಿಸ್ಬೇಕು, ತುಂಬಾ ಲೇಟ್ ಆದ್ರೂ ಚೆಕಪ್ ಮಾಡಿಸ್ಬೇಕು. ಫಸ್ಟ್ ಚೆಕಪ್ ಸ್ಟಾರ್ಟ್ ಆಗ್ತದೆ ಮಹಿಳೆಯರಿಗೆ ಮುಟ್ಟು ಶುರುವಾದಾಗ. ಆಮೇಲೆ ನಂತರ ಈಗ ನೀವು ಮುಟ್ಟು ಶುರು ಆದಾಗ ಏನೇನ್ ತೊಂದರೆ ಆಗ್ಬೋದು ಇದನ್ನೊಂದು ಹೇಳಿದೆ, ಲೇಟ್ ಆಗೋದು ಅಥವಾ ಬೇಗ ಆಗೋದು. ಇನ್ನೊಂದು ಮುಟ್ಟಾದಾಗ ಬ್ಲೀಡಿಂಗ್ ಜಾಸ್ತಿ ಆಗೋದು, ಈಗ ಬರೀ ವಯಸ್ಕರಲ್ಲಿ ಮಾತ್ರ ಬ್ಲೀಡಿಂಗ್ ಹೆಚ್ಚಾಗೋದಿಲ್ಲ, ಈಗ ಮುಟ್ಟು ಶುರು ಆದ ಚಿಕ್ಕ ಹುಡುಗಿರು ಕೂಡ ಶುರು ಆದ ತಕ್ಷಣ ತುಂಬಾ ಬ್ಲೀಡಿಂಗ್ ಆಗೋ ಸಾಧ್ಯತೆಗಳು ಇರ್ತವೆ. ಒಬ್ಬೊಬ್ಬರಿಗೆ 10 ದಿನದ್ಗಟ್ಲೆ 15 ದಿನದ್ಗಟ್ಲೆ ತುಂಬಾ ಮುಟ್ಟಾಗೋದು. ಅಂದ್ರೆ ಸಹಜವಾಗಿ ಫಸ್ಟ್ 3-4 ತಿಂಗಳಲ್ಲಿ ಬ್ಲೀಡಿಂಗ್ ಹೆಚ್ಚಿರ್ತದೆ ದೊಡ್ಡವರಾದ ತಕ್ಷಣನೆ, ಬಟ್ ಅತೀವ ಆದಾಗ ಅದು ನಾರ್ಮಲ್ ಅಂತ ಬಿಡಬಾರ್ದು. ಏನೋ ಕೆಟ್ಟ ರಕ್ತ ಹೋಗ್ತದೆ ಅಂತ ಒಂದು ಬಿಲೀಫ್ ಇರ್ತದೆ, ಆದ್ರೆ ಇರಬಾರ್ದು. ತುಂಬಾ ಹೆಚ್ಚಿಗೆ ಬ್ಲೀಡಿಂಗ್ ಆದ್ರೂ ಕೂಡ ತೊಂದ್ರೆ ದೊಡ್ಡರಾದ ಹುಡುಗಿಗೆ ತುಂಬಾ ಸುಸ್ತಾಗೋ ಚಾನ್ಸಸ್ ಇರುತ್ತೆ, ಸಡನ್ ಆಗಿ ರಕ್ತದ ಅಂಶ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಒಂದ್ 4-5 ದಿನ ಪರವಾಗಿಲ್ಲ, ಅದಕ್ಕಿಂತ ಹೆಚ್ಚಾದ ಕೂಡಲೇ ತೋರಿಸ್ಲಿಕ್ಕೆ ಆಗ್ತದೆ. ಈ ಬ್ಲೀಡಿಂಗ್ ಕಡಿಮೆ ಮಾಡ್ಲಿಕ್ಕೆ ಔಷಧಿಗಳುಂಟು, ರಕ್ತದ ಅಂಶ ಹೆಚ್ಚಿಸ್ಲಿಕ್ಕೆ ಔಷಧಿಗಳುಂಟು. ಸೊ ಮತ್ತೆ ಈ ನಡುವೆ ತುಂಬಾ ಥೈರಾಯ್ಡ್ ಒಂದು ಸಮಸ್ಯೆ ಕಂಡು ಬರ್ತದೆ. ಮುಂಚೆ ಎಲ್ಲ ಥೈರಾಯ್ಡ್ ಅನ್ನೋದು 35-40 ವಯಸ್ಸಿಗೆ ಬಿತ್ತು, ಇವಾಗ ಏನು 15 ವಯಸ್ಸಿಂದಾನೆ ಥೈರಾಯ್ಡ್ ಶುರು ಆಗ್ತದೆ. ಇದು ಹೇಗೆ ಒಬ್ಬೊಬ್ರಿಗೆ ಹೇಗೆ ಗೊತ್ತಾಗುತ್ತೆ, ಟೈಮ್ಗಿಂತ ಮುಂಚೆ ಮುಟ್ಟಾದವ್ರಿಗೆ ಅಥವಾ ತುಂಬಾ ಲೇಟ್ ಆಗಿ ಮುಟ್ಟ ಸ್ಟಾರ್ಟ್ ಆದವ್ರಿಗೆ ಥೈರಾಯ್ಡ್ ಸಮಸ್ಯೆನೆ ಫಸ್ಟ್. ಸೊ ಅದೊಂದು ಮಾಡು. ಮತ್ತೆ ಥೈರಾಯ್ಡ್ ಇದ್ದವ್ರಿಗೆ ಬ್ಲೀಡಿಂಗ್ ಅಲ್ಲಿ ಕೂಡ ತುಂಬಾ ತೀವ್ರ ಬ್ಲೀಡಿಂಗ್ ಆಗೋದು ಕೂಡ ಥೈರಾಯ್ಡ್ ಸಮಸ್ಯೆ ಇರುತ್ತೆ, ತುಂಬಾ ಕಡಿಮೆ ಬ್ಲೀಡಿಂಗ್ ಆದ್ರೂ ಕೂಡ ಥೈರಾಯ್ಡ್ ಸಮಸ್ಯೆ ಇರುತ್ತೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ರಕ್ತದಂಶ ಚೆಕಪ್ ಮಾಡಿಸೋದು, ಥೈರಾಯ್ಡ್ ಚೆಕಪ್ ಮಾಡಿಸೋದು. ಈಗ ಮುಟ್ಟಲ್ಲಿ ಸಮಸ್ಯೆ ಆದಾಗೆಲ್ಲ ಒಂದು ಸ್ಕ್ಯಾನಿಂಗ್ ಜಸ್ಟ್ ಬೇಸಿಕ್ ಬೇಕಾಗಬಹುದು. ಸೊ ಮೆಜಾರಿಟಿ ಇನ್ 80% ಹೆಣ್ಮಕ್ಳಲ್ಲಿ ತೊಂದರೆ ಇರಲ್ಲ, ಇನ್ನೊಂದು 10% ಈ ದೊಡ್ಡವರಾದಾಗ ಈ ತೊಂದರೆಗಳಲ್ಲಿ ಬರಬಹುದಿಲ್ಲ. ಸೊ ಇದು ಜನರಲ್ ಒಂದ್ಸತಿ ಮುಟ್ಟಾದಾಗ ಒಂದ್ಸತಿ ತೋರಿಸೋದು, ತೊಂದರೆ ಇರಲಿ ಬಿಡ್ಲಿ ಒಂದ್ಸತಿ ಚೆಕಪ್ ಮಾಡಿಸೋದು ಒಳ್ಳೇದು ಅವರಿಗೆ.
1: ಅಂದ್ರೆ ಒಟ್ಟಿನಲ್ಲೂ ಅಸ್ವಾಭಾವಿಕವಾಗಿ ಯಾವುದೇ ಒಂದು ಮುಟ್ಟಿನ ಪ್ರಕ್ರಿಯೆ ಆಗ್ತಾ ತಜ್ಞ ವೈದ್ಯರನ್ನು ಕಾಳೋದು ಒಳ್ಳೇದಂತ ತಾವು ಹೇಳ್ತಾರೆ.
2: ಹೌದು, ಖಂಡಿತ. ಯಾಕಂದ್ರೆ ಮನೆಯಲ್ಲಿ ದೊಡ್ಡವರು ಇರ್ತಾರೆ, ಅವರು ಸ್ವಲ್ಪ ಹೇಳೋದು ಅಯ್ಯೋ ಇದು ನಾರ್ಮಲ್ ಬಿಡು, ಜಾಸ್ತಿ ಬ್ಲೀಡಿಂಗ್ ಆದಷ್ಟು ಒಳ್ಳೇದು, ಓ ಟೈಮ್ಗಿಂತ ಮುಂಚೆ ಒಂದ್ ಬಿಡ್ತಾ ಪರಲ್ಲ, ಲೇಟ್ ಆಗಿ ಆಯ್ತಾ ಈ ಔಷಧಿಗಳು ತಗೊಳ್ಳಿ ಅಂತ ಅವ್ರು ಸಲಹೆ ಕೊಡ್ತಾರೆ. ಒಂದೊಂದ್ಸತಿ ಸರಿ ಇರ್ತದೆ, ಯಾಕಂದ್ರೆ ಸ್ವಲ್ಪ ದೊಡ್ಡ ವಯಸ್ಸು ಅಜ್ಜಿಗಳೆಲ್ಲ ಕೊಡೋದು ಸರಿ ಇರ್ತದೆ, ಬಟ್ ಈಗಿನ ಕಾಲದಲ್ಲಿ ನಮ್ಗೆ ಗೊತ್ತೇ ಆಗುತ್ತೆ ಏನ್ ತೊಂದರೆಯಿಂದ ಆದ್ರೆ ಏನ್ ತೊಂದರೆಯಿಂದ ಆಗ್ಬಹುದು ಅಂತ. ಸೊ ಚೆಕ್ ಮಾಡಿಸೋದು ಒಳ್ಳೇದು ಅವರಿಗೆ ಫಸ್ಟ್ ಒಂದ್ಸತಿ.
1: ಈಗ ಮತ್ತೆ ಮಧ್ಯ ವಯಸ್ಕ ಮಹಿಳೆಯರಲ್ಲಿ ಯಾವೆಲ್ಲ ಟೆಸ್ಟ್ ಗಳನ್ನ ಅವರು ನಿಯಮಿತವಾಗಿ ಮಾಡಿಸಿಕೊಳ್ಬೇಕು, ಮತ್ತೆ ಏನೆಲ್ಲ ಸ್ಕ್ರೀನಿಂಗ್ ಟೆಸ್ಟ್ ಗಳನ್ನ ತಾವು ಸಾಮಾನ್ಯವಾಗಿ ಅಡ್ವೈಸ್ ಮಾಡ್ತೀರಿ ಡಾಕ್ಟರ್?
2: ಈಗ ಮಹಿಳೆಯರು ಅಂದ ಕೂಡಲೇ ಇವಾಗ ಅವ್ರಿಗೆ ಏನ್ ಪ್ರಕ್ರಿಯೆ ಇರ್ತದೆ, ಮುಟ್ಟಾಗೋದು, ತಿಂಗಳು ತಿಂಗಳು ಮುಟ್ಟಾಗೋದು, ಮತ್ತೆ ಇದು ಬೆನ್ನು ಕೈಯಲ್ಲಿ ನೋವುಗಳು, ಮತ್ತೆ ಇದು ಅಪೌಷ್ಟಿಕತೆ ಇದೆಲ್ಲ ಜಾಸ್ತಿ ಹೆಣ್ಮಕ್ಳಲ್ಲಿ. ಈಗ ತುಂಬಾ ಎಜುಕೇಟೆಡ್ ಇದ್ರು ಕೂಡ ಅವರು PG ಹಾಸ್ಟೆಲ್ಗಳಲ್ಲಿ ಓದ್ಕೊಂತ ಬೆಳೆದಿರ್ತಾರೆ. ಸೊ ಮುಟ್ಟಲಿ ಸಮಸ್ಯೆ ಅಪೌಷ್ಟಿಕತೆ ಖಂಡಿತ ಕಾಡುತ್ತದೆ ಅವ್ರಿಗೆ. ಸೊ ಇವ್ರಿಗೆ ಸಾಧಾರಣವಾಗಿ ಎಲ್ಲರೂ ಸ್ವಲ್ಪ ಸುಸ್ತಾಗೋದು, ಕೆಲಸಗಳಲ್ಲಿ ಸುಸ್ತು ಕಂಡು ಬರೋದು, ಅಥವಾ ಅವ್ರಿಗೆ ಏನಂತರ ನೀರಾಸಕ್ತಿ ಇರೋದು, ಇಂಥದ್ದು ಕಂಡು ಬಂದಲ್ಲಿ ಜನರಲ್ ಆಗಿ ಒಂದು ರಕ್ತದಂಶ ಚೆಕ್ ಮಾಡೋದು, ಅಥವಾ ಒಂದು ಥೈರಾಯ್ಡ್ ಚೆಕ್ ಮಾಡಿಸೋದು, ಒಂದು ಶುಗರಿನ ಅಂಶ ಚೆಕ್ ಮಾಡಿಸಿದಾಗ ಸಮಸ್ಯೆ ಖಂಡಿತ ಇರ್ತದೆ. ಸುಮಾರು ಜನರಿಗೆ ಹೆಣ್ಮಕ್ಳಲ್ಲಿ ನಾವು ಇಂಡಿಯಾ ಹೋಲ್ ಆಗಿ ತಗೊಳ್ಳೋದು 11 ಗ್ರಾಮ್ ಅಂತ ಹೇಳ್ತೇವೆ ರಕ್ತದಂಶ ಇರಬೇಕಂತ. ಯಾವುದೇ ಮಹಿಳೆಗೆ ಚೆಕ್ ಮಾಡಿಸಿ 11 ಗ್ರಾಮ್ ಯಾರಿಗೂ ಇರುವುದಿಲ್ಲ, 10 ಗ್ರಾಮಿನ ಮ್ಯಾಕ್ಸಿಮಮ್ ಇರ್ತದೆ. ತುಂಬಾ ಚೆನ್ನಾಗಿ ಪೌಷ್ಟಿಕತೆ ಇದ್ದ

0: ಹನ್ನೊಂದು ಗ್ರಾಮ್ ಇರ್ತದೆ. ಸೊ 9-10 ಈ ತರ ಸ್ವಲ್ಪ ರಕ್ತ ಕಡಿಮೆ ಇದ್ದ ತಕ್ಷಣ ಉರುಸುಗಳು ಕಾಣಿಸೋದು, ಮುಟ್ಟಲೆ ಸಮಸ್ಯೆ ಕಾಣಿಸೋದು ಇದ್ದೇ ಇರುತ್ತೆ. ಸೊ ಅದು ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಈಸಿ ಅದನ್ನ ನಾವು ಕರೆಕ್ಟ್ ಮಾಡೋದು. ಏನ್ ಹೇಳಿ, ಇದು ಐರನ್ ಮಾತ್ರೆ ತಗೊಳ್ಳೋದು, ಪೌಷ್ಟಿಕ ಊಟ ಮಾಡೋದು, ತರಕಾರಿ ಸೊಪ್ಪು ಹಣ್ಣು ಸೇವಿಸೋದು, ಇದರಿಂದನೇ ಇಮಿಡಿಯೇಟ್ ಆಗಿ ಕರೆಕ್ಷನ್ ಆಗ್ತದೆ. ಒಬ್ಬೊಬ್ರು ಹೆಣ್ಮಕ್ಳಲ್ಲಿ ಈಗ ಎಲ್ಲ ಹಾಸ್ಟೆಲ್ ಅಲ್ಲಿ ಹೋದವರೆಲ್ಲ ಬರ್ತಾರೆ, ಈಗ ಪೀರಿಯಡ್ಸ್ ಅಲ್ಲಿ ತೊಂದ್ರೆ, ಬ್ಲೀಡಿಂಗ್ ಕಡಿಮೆ ಆಗ್ತದೆ, ಸುಸ್ತಾಗ್ತದೆ ಅಂತ. ನಾವು ಚೆಕ್ ಮಾಡಿಸ್ದಲ್ಲಿ ಅವರಿಗೆ 7 ಗ್ರಾಮ್, 8 ಗ್ರಾಮ್, ಒಬ್ಬೊಬ್ರಿಗೆ ಅಂತೂ 6 ಗ್ರಾಮ್ ಎಲ್ಲ ರಕ್ತ ಕೊಡ್ಬೇಕಾಗತ್ತೆ, ಅಷ್ಟು ಅವಶ್ಯಕತೆ ಅಷ್ಟು ಅಪೌಷ್ಟಿಕತೆ ಕಾಡ್ತದೆ ಅವರಿಗೆ. ಸೊ ಅಂತದನ್ನೆಲ್ಲ ನಾವು ಮುಂಚೆನೆ ಸುಮ್ನೆ ಇದು ನಾರ್ಮಲ್, ಇದು ಕೆಲ್ಸಕ್ಕೆ ಹೋಗ್ತಿದ್ದಾಳೆ, ಓದ್ತಾ ಇದ್ದಾಳೆ, ಅದಕ್ಕೆ ಕಷ್ಟ ಆಗ್ತಿದೆ ಅನ್ನೋಕ್ಕಿಂತ ಒಂದ್ಸತಿ ಜನರಲ್ ಚೆಕ್ ಮಾಡಿಸೋದು ಒಳ್ಳೇದು.
1: ಕೇಳಿದರೆ ನಮ್ಮ ಜೊತೆಗೆ ಡಾಕ್ಟರ್ ರಶ್ಮಿ ಹಂಚಿನಾಳ್ ಅವರು ಮಾತಾಡ್ತಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಹಿಳೆಯರು ಯಾವ ಟೆಸ್ಟ್ ಗಳನ್ನ ಅಂದ್ರೆ ನಿಯಮಿತವಾಗಿ ಮಾಡಿಸಿಕೊಂಡು ಆರೋಗ್ಯವಂತರಾಗಿರಬಹುದು ಅನ್ನೋದ್ರ ಕುರಿತು ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಈಗ ಡಾಕ್ಟ್ರೆ, ಒಬ್ಬ ಮಹಿಳೆಗೆ ಮದುವೆ ಆದ ನಂತರ ಒಂದು ಮಗು ಆಗುತ್ತೆ, ನಂತರ ಅವಳ ಆರೋಗ್ಯದ ಕಡೆಗೆ ಯಾವ ರೀತಿ ಗಮನ ಕೊಡಬೇಕು?
0: ಖಂಡಿತ, ಈಗ ಮದುವೆ ಆಗೋಕ್ಕಿಂತ ಮುಂಚೆ ಅಂದ್ರೆ ಮಹಿಳೆಗೆ ಬರೀ ತಂದು ಮಾತ್ರ ಜವಾಬ್ದಾರಿ ಇರ್ತದೆ, ಆವಾಗ್ಲೇ ತೊಂದರೆ ಕಂಡ್ಬಂದಲ್ಲಿ ಟೆಸ್ಟ್ ಗಿಸ್ಟ್ ಮಾಡಿಕೊಂಡು ಆರೋಗ್ಯವಾಗಿರೋ ಉತ್ತಮ. ಈಗ ಮದುವೆ ಆದ್ಮೇಲೆ ಇನ್ನೂ ಹಲವಾರು ಜವಾಬ್ದಾರಿಗಳು ಬರ್ತದೆ, ತೊಂದರೆ ಇದ್ರೂ ಕೂಡ ಅವ್ರಿಗೆ ಟೈಮ್ ಸಿಗಲ್ಲ ತೋರಿಸ್ಕೊಳ್ಳಿಕ್ಕೆ, ಅವ್ರು ಫಸ್ಟ್ ನೋಡಿಕೊಂಡು ಟೈಮ್ ಇದ್ರೆ ಮಾತ್ರ ತೋರಿಸ್ಕೊಂತಾರೆ ಸುಮಾರು ಜನ. ಸೊ ಈಗ ಮದುವೆ ಆದ್ಮೇಲೆ ಫಸ್ಟ್ ಇಲ್ಲಿ ತೊಂದರೆ ಕಂಡು ಬರೋದು ಅಂದ್ರೆ ಸಾಧಾರಣವಾಗಿ ಯೂರಿನ್ ಇನ್ಫೆಕ್ಷನ್ ಅಂತ, ಮದುವೆ ಹೊಸದ್ರಲ್ಲಿ ಹೊಟ್ಟೆ ನೋವು ಬರೋದು, ಬಿಳಿ ಮುಟ್ಟು ಹೋಗೋದು, ಯೂರಿನ್ ಇನ್ಫೆಕ್ಷನ್ ಆಗೋದು. ಕೆಲವರಿಗೆ ಕಡಿಮೆ ಆಗ್ತದೆ, ತನ್ನಷ್ಟ ಕನ್ಸರಿ ಹೋಗ್ತದೆ, ಬಟ್ ಕೆಲವರಿಗೆ ಅವಾಗ ಜ್ವರ ಬರೋದು, ಚಳಿ ಜ್ವರ ಬರೋದು, ಇದೆಲ್ಲ ಕಾಮನ್. ಯಾಕಂದ್ರೆ ಹೊಸದಾಗಿ ಸಂಬಂಧಗಳು ಮಾಡಿದಾಗ ಅದು ಖಂಡಿತವಾಗಿ ಯೂರಿನ್ ಇನ್ಫೆಕ್ಷನ್ಸ್ ಬರುತ್ತೆ. ಸೊ ಅದು ಸುಮ್ನೆ ಜ್ವರ ಅಂತ ಬಿಡೋಕ್ ಬದಲು ಒಂದ್ಸತಿ ಟೆಸ್ಟ್ ಮಾಡಿಸೋದು ಒಳ್ಳೇದು. ಬಿಳಿ ಮುಟ್ಟೆ ಏನಕ್ಕೆ ಜಾಸ್ತಿ ಇದೆ, ಇನ್ಫೆಕ್ಷನ್ ಇದೆಯಾ ಅಥವಾ ಯೂರಿನ್ ಏನಕ್ಕೆ ಪದೇ ಪದೇ ಹೋಗ್ತಿದೆ, ಇನ್ಫೆಕ್ಷನ್ ಇದೆಯಾ ಅನ್ನೋದು. ಆಮೇಲೆ ಸರ್ ಏನು, ಸ್ವಲ್ಪ ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಇರಲ್ಲ, ಈಗ ಸಾಫ್ಟ್ವೇರ್ ಇಂಜಿನಿಯರ್ ಗಳಾಗ್ಲಿ ಓದೋರ್ಗಳಾಗ್ಲಿ ಮದ್ವೆಲ್ಲ ಆಗ್ತಾರೆ. ಸೊ ಸರ್ ಹೇಗೆ ಅವರು ಇನ್ನೊಂದು ರಿಲೇಷನ್ ಮಾಡ್ಬೇಕು, ಸಂಬಂಧ ಮಾಡ್ಬೇಕು, ಒಬ್ಬೊಬ್ರು ರಿಲೇಷನ್ ಮಾಡೋದ್ರಲ್ಲಿ ಕೂಡ ತೊಂದರೆ ಇರ್ತದೆ. ಸೊ ಆತರ ಇದ್ದಲ್ಲಿ ತುಂಬಾ ಟೈಮ್ ಅವರು 1 ವರ್ಷದ ನಂತರ ತೋರಿಸ್ಕೊಳ್ಕಿಂತ ಒಂದ್ 6 ತಿಂಗಳಲ್ಲಿ, ಈಗ ಒಬ್ರು ಹೊಂದಾಣಿಕೆ ಆದ್ಮೇಲೆ, ಗಂಡ ಹೆಂಡತಿ ಹೊಂದಾಣಿಕೆ ಆದ್ಮೇಲೆ ಒಂದ್ 6 ತಿಂಗಳ ಮೇಲೆ ಒಂಚೂರ್ ಚೆಕಪ್ ಬಂದಾಗ ಈ ಮಾಹಿತಿಗಳು ನಾವು ಕೊಡ್ತೀವಿ, ಏನೇನು ತೊಂದರೆ ಆಗ್ಬೋದು, ಯಾಕೆ ಬಿಳಿ ಮುಟ್ಟು ಬರುತ್ತದೆ, ಯಾಕೆ ಯೂರಿನ್ ಇನ್ಫೆಕ್ಷನ್ ಪದೇ ಪದೇ ಆಗುತ್ತೆ ಅಂತ ನಾವು ಉದ್ಯೋಗಿ ಸಲಹೆ ಕೊಡಬಹುದು. ಸೊ ಅವ್ರಿಗೆ ನೆಕ್ಸ್ಟ್ ಏನ್ ಫ್ಯಾಮಿಲಿ ಪ್ಲಾನಿಂಗ್ ಇದೆ ಅದು ಅವರು ಪ್ಲಾನ್ ಮಾಡಬಹುದು.
1: ಈಗ ಡಾಕ್ಟ್ರೆ, ಮತ್ತೊಂದು ಈ ಮಹಿಳೆಯರಲ್ಲಿ PCOD ಸಮಸ್ಯೆ ಅಂತ ಇತ್ತೀಚೆಗೆ ತುಂಬಾ ಜನ ಮಾತಾಡ್ತಿದ್ದಾರೆ, ಏನಿಸ್ತು ಇದು, ಎಲ್ಲರಲ್ಲಿ ಕಂಡು ಬರ್ತದೆ, ಹೇಗೆ ಡಾಕ್ಟರ್?
0: ಹೌದು, PCOD ಅನ್ನೋದು ನಮ್ಮ ಮುಂಚೆ ಹೇಳ್ದಂಗೆ ಫಸ್ಟ್ ತುಂಬಾ ಏಜ್ ಆದ್ಮೇಲೆ ಕಾಣಿಸ್ತಿತ್ತು, 30 ಇಯರ್ಸ್, 35 ಇಯರ್ಸ್. ಇವಾಗ ನೀವು ಹೇಳ್ದಂಗೆ ಸ್ಟಾರ್ಟಿಂಗ್ ಮುಟ್ಟು ಶುರು ಆಗ ಕೂಡಲೇ ಅದು 15 ವರ್ಷದಿಂದನೇ ಸ್ಟಾರ್ಟ್ ಆಗ್ತದೆ. ಅಂದ್ರೆ ಅದು ಅಂಡಕೋಶದಲ್ಲಿ ಗುಳ್ಳೆಗಳು ಬರುವಂತದ್ದು ಒಂದು ರೋಗ, ಅದು ಸಾಧಾರಣ ಹಾರ್ಮೋನ್ಸ್ ಇಂದನೇ ಬರೋದು. ಸೊ ಅಂಡಕೋಶದಲ್ಲಿ ಗುಳ್ಳೆಗಳು ಬಂದಾಗ ಸಾಧಾರಣವಾಗಿ ಅದು ಅಂಡ ಉತ್ಪತ್ತಿ ಆಗುದಿಲ್ಲ, ಸರಿಗೆ ಮುಟ್ಟು ಬರೋದಿಲ್ಲ, ಒಬ್ಬೊಬ್ಬರಿಗೆ 2 ತಿಂಗಳಿಗೊಮ್ಮೆ, ಒಬ್ಬೊಬ್ಬರು 6 ತಿಂಗಳಿಗೊಮ್ಮೆ. ಸೊ ತುಂಬಾ ವೇರಿಯೇಷನ್ ಇರುತ್ತೆ. ಸೊ ಇದು ಈಸಿಯಾಗಿ ಟ್ರೀಟ್ ಮಾಡುವಂತದ್ದೇ, ಯಾಕೆ ಬರುತ್ತೆ, ಲೈಫ್ ಸ್ಟೈಲ್ ಚೇಂಜಸ್ ಇಂದ, ಒಂದು ಜೀವನ ಶೈಲಿ ಒಂದು ತುಂಬಾ ಚೇಂಜಸ್ ಆಗಿಂದ, ಇದು ಆಕ್ಟಿವಿಟಿ ಕಡಿಮೆ ಆಗಿರೋದ್ರಿಂದ. ಸೊ ಲೈಫ್ ಸ್ಟೈಲ್ ಚೇಂಜಸ್ ಏನ್ ಮಾಡಬಹುದು, ಪೌಷ್ಟಿಕ ಆಹಾರ, ತರಕಾರಿ ಸೊಪ್ಪು ಹಣ್ಣುಗಳು, ಮತ್ತೆ ಆಕ್ಟಿವಿಟೀಸ್ ಅಲ್ಲಿ ತುಂಬಾ ಆಕ್ಟಿವ್ ಇರೋದು, ಪದೇ ಪದೇ ಎಲ್ಲದಕ್ಕೂ ಗಾಡಿ ಮಾಡೋದಲ್ಲ, ಸ್ವಲ್ಪ ನಡೆದಾಡೋದು, ಸ್ವಲ್ಪ ಬಿಸಿಲಿಗೆ ಹೋಗೋದು, ಆತರ ತಮ್ಮ ಕೆಲಸ ತಾವೇ ಮಾಡ್ಕೊಳ್ಳೋದು, ಎಲ್ಲ ಮಷಿನ್ ಮೇಲೆ ಡಿಪೆಂಡ್ ಆಗೋಕ್ಕಿಂತ ಸ್ವಲ್ಪ ಆಕ್ಟಿವ್ ಆಗಿರೋದು, ಇದು ಸ್ವಲ್ಪ ಚೇಂಜಸ್ ಇಂದನೇ ಸುಮಾರು PCOD ಟ್ರೀಟ್ಮೆಂಟ್ ಆಗ್ತದೆ. ಅಂತೂ ಇದೆಲ್ಲ ಚೇಂಜ್ ಮಾಡಿ, ವೆಯ್ಟ್ ಕೂಡ ಕಡಿಮೆ ಮಾಡಿ ಚೇಂಜಸ್ ಆಗಿಲ್ಲ ಅಂದ್ರೆ ಮಾತ್ರ PCOD ಕೂಡ ಟ್ರೀಟ್ಮೆಂಟ್ ಇದೆ. PCOD ಹಂತವಾಗಿ ತೊಂದರೆ ಕೊಡುತ್ತೆ, ಒಂದು ಮುಟ್ಟು ಶುರು ಆದಾಗ ಪೀರಿಯಡ್ಸ್ ಬರ್ದಿರೋದು, ಆಮೇಲೆ ವೆಯ್ಟ್ ಜಾಸ್ತಿ ಆಯ್ತು, ನೆಕ್ಸ್ಟ್ ಮದ್ವೆ ಆದ್ಮೇಲೆ ಅಗೇನ್ ಪೀರಿಯಡ್ಸ್ ಅಲ್ಲಿ ತೊಂದ್ರೆ, ವೈ ಡಿಸ್ಚಾರ್ಜ್ ಬರೋದು ಇಂಥದ್ದು, ಮತ್ತೆ ನೆಕ್ಸ್ಟ್ ಹಂತದಲ್ಲಿ ಏನ್ ತೊಂದರೆ ಕೊಡುತ್ತೆ, ಮಕ್ಕಳು ಮಾಡ್ಬೇಕಾದ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಬೇಕಾದ. ಈ PCOD ಇಂದ ಸುಮಾರು ಜನರಿಗೆ ಫ್ಯಾಮಿಲಿ ಪ್ಲಾನಿಂಗ್ ತೊಂದರೆ ಆಗ್ತದೆ, ಯಾಕಂದ್ರೆ ಪೀರಿಯಡ್ಸ್ ಬರೋದಿಲ್ಲ, ಅಂಡಗಳು ಉತ್ಪಾದನೆ ಆಗಲ್ಲ, ಹೀಗಾಗಿ ಅದೊಂದು. ಮತ್ತೆ ನೆಕ್ಸ್ಟ್ ದೊಡ್ಡವರಾದ್ಮೇಲೆ ಇನ್ನೂ ಒಂದು 30-40 ಇಯರ್ಸ್ ಆದ್ಮೇಲೆ ಮತ್ತೆ ಇರೆಗ್ಯುಲರ್ ಪೀರಿಯಡ್ಸ್ ತುಂಬಾ ಹೆಚ್ಚು ಬ್ಲೀಡಿಂಗ್ ಅದು, ಇದು ಕೂಡ ಕಾರಣ. ಮತ್ತೆ 40 ಇಯರ್ಸ್ ನಂತರ PCOD ಇಂದ ಏನಾಗೋ ಚಾನ್ಸಸ್ ಇರುತ್ತೆ, ಶುಗರ್ BP ಬರೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ PCOD ಸಾಧಾರಣ ಗರ್ಭಕೋಶಕ್ಕೆ ನಿಯಮಿತವಾದದಲ್ಲ, ಅದು ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಆದ. ಸೊ ಹಾರ್ಮೋನ್ಸ್ ದೇಹದಲ್ಲಿ ಬೇರೆ ಎಲ್ಲದಕ್ಕೂ ಅಫೆಕ್ಟ್ ಮಾಡುತ್ತೆ, ಗರ್ಭಕೋಶಕ್ಕೆ ಅಷ್ಟೇ ಇಲ್ಲ. ಸೊ BP ಬರೋದು, ಶುಗರ್ ಬರೋದು ಸಾಧಾರಣ 35 ಇಯರ್ಸ್ ನಂತರನೇ ರಿಸ್ಕ್ ಇರುತ್ತೆ PCOD ಇದ್ದವರಿಗೆ. ಸೊ ಪೀರಿಯಡ್ಸ್ ತೊಂದರೆ ಸಲುವಾಗ PCOD ಟ್ರೀಟ್ಮೆಂಟ್ ತಗೋಬೇಕಂತಲ್ಲ, ಒಂದು ಪೂರ್ತಿ ಕಂಪ್ಲೀಟ್ ಹೆಲ್ತ್ ಚೆನ್ನಾಗಿರ್ಲಿಕ್ಕೆ ಅಂತ PCOD ತೊಂದರೆ ಕೊಡ್ಲಿ ಬಿಡ್ಲಿ, ಅದಕ್ಕೆ ಸ್ವಲ್ಪ ಟ್ರೀಟ್ಮೆಂಟ್ ತಗೊಂಡಲ್ಲಿ ಈಸಿಯಾಗಿ ಟ್ರೀಟ್ ಆಗೋಕ್ಕಿಂತ ತುಂಬಾ ವರ್ಷಗಟ್ಟಿಟ್ಟು ಆಮೇಲೆ ಟ್ರೀಟ್ಮೆಂಟ್ ತಗೊಳ್ಳೋದು ಸ್ವಲ್ಪ ಟ್ರೀಟ್ಮೆಂಟ್ ಸ್ವಲ್ಪ ಕಷ್ಟ ಆಗ್ತದೆ. ಸೊ ಇಮಿಡಿಯೇಟ್ ಕಂಡು ಹಿಡಿದಾಗ ಟ್ರೀಟ್ಮೆಂಟ್ ಸ್ವಲ್ಪ ಈಸಿ ಆಗ್ತದೆ, ಬೇಗನೂ ಆಗ್ತದೆ ರಿಸಲ್ಟ್ಸ್.
1: ಡಾಕ್ಟರ್ ರಶ್ಮಿ ಹಂಚೇನಾಡ್ ಅವರೇ, ಈಗ ಮತ್ತೊಂದು ಪ್ರಶ್ನೆ. ಈಗ ಬಹಳಷ್ಟು ಜನ ಮಹಿಳೆಯರು ಒಂದು ವಿಷಯದಲ್ಲಿ ನೆಗ್ಲೆಕ್ಟ್ ತುಂಬಾ ಮಾಡ್ತಾರಂತ ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ, ಏನಂತಂದ್ರೆ ವೈಯಕ್ತಿಕ ಸ್ವಚ್ಛತೆ ಬಗ್ಗೆ ಅಷ್ಟಾಗಿ ಮಹತ್ವ ಕೊಡೋದಿಲ್ಲ, ಅನೇಕ ರೀತಿಯ ಸೋಂಕುಗಳು, ಎಚ್ ಪಿ ವಿ ವೈರಸ್ ಅನ್ನುವಂತ ಸೋಂಕು ಬರ್ತದೆ ಅಂತ ನಾನು ಎಲ್ಲೋ ಓದಿದ್ದೆ, ಆ ಬಗ್ಗೆ ಒಂದ್ ಸ್ವಲ್ಪ ದಯವಿಟ್ಟು ಮಾಹಿತಿ ಕೊಡಿ.
0: ಖಂಡಿತ, ಇದು ಹೇಳ್ದಂಗೆ ಸ್ಟಾರ್ಟಿಂಗ್ ಅವ್ರು ಹೇಗೆ ದೈಹಿಕವಾಗಿ ಹೇಗೆ ನೋಡ್ಕೊಂತಾರೆ, ಹೈಜೀನ್ ಅಂತ ಏನ್ ಹೇಳ್ತೀವಿ ಅದು ಸಾಧಾರಣ ಹೈಜೀನ್ ಗಿಂತ

0: ಅವರು ರಿಲೇಷನ್ಸ್ ಇದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಈಗ ಒಬ್ರೊಬ್ರು ವರ್ಕಿಂಗ್ ವುಮೆನ್ ಇರ್ತಾರೆ, ಸೊ ಸ್ವಲ್ಪ ಪಬ್ಲಿಕ್ ಟಾಯ್ಲೆಟ್ಸ್ ಜಾಸ್ತಿ ಯೂಸ್ ಮಾಡೋದಾಗ್ಲಿ ಅಂಡ್ ಇದೆಲ್ಲ ಯೂರಿನ್ ಇನ್ಫೆಕ್ಷನ್ ಪದೇ ಪದೇ ಆಗೋದಾಗ್ಲಿ, ಈ ಹಲವಾರು ಕಾರಣಗಳಿಂದ ಸ್ವಲ್ಪ ಸೋಂಕುಗಳು ನೀವು ಹೇಳ್ದಂಗೆ ತಾಗೋದು ತುಂಬಾ ಕಾಮನ್ ಆಗ್ತಿದೆ ಈಗ ನಡುವೆ. ಸೊ ಹೇಗೆ ಗೊತ್ತಾಗತ್ತೆ ಅದು? ಹೊಟ್ಟೆ ನೋವು, ಕಿಬ್ಬೊಟ್ಟೆ ನೋವು ಬರೋದು ವಿನ ಕಾರಣ, ಆಮೇಲೆ ಬಿಳಿ ಮುಟ್ಟು ಹೋಗೋದು, ಆಮೇಲೆ ಸ್ವಲ್ಪ ಜಾಗದಲ್ಲಿ ಸ್ವಲ್ಪ ಕೆರೆತ ಬರೋದು, ತುರಿಕೆ ಆಗೋದು, ಇಂಥದೆಲ್ಲ ಸ್ವಲ್ಪ ಇನ್ಫೆಕ್ಷನ್ಗೆ ತೊಂದರೆ. ಅವರು ಸುಮ್ಮನೆ ನಾರ್ಮಲ್ ನಾರ್ಮಲ್ ಪೌಡರ್ಗಳು ಯೂಸ್ ಮಾಡೋದು, ಬಿಸಿನೀರು ಯೂಸ್ ಮಾಡೋದು ಸರಿ ಹೋಗುತ್ತೆ ಅನ್ನೋಕ್ಕಿಂತ ಈ ತರ ತೊಂದರೆಗಳಿದ್ದಾಗ ಬೇಗ ಚೆಕ್ಅಪ್ ಮಾಡಿಸ್ಬೇಕು. ಯಾಕಂದ್ರೆ ನೀವು ಹೇಳ್ದಂಗೆ HPV ಅಂತ ಒಂದು ವೈರಸ್ ತುಂಬಾ ತೊಂದರೆ ಕೊಡುವಂತದ್ದು. ಈಗ ಸಾಧಾರಣವಾಗಿ ಸ್ವಲ್ಪ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್, ಬೇರೆ ಫಂಗಲ್ ಇನ್ಫೆಕ್ಷನ್ ಎಲ್ಲ ಆದಷ್ಟು ಈಸಿಯಾಗಿ ಟ್ರೀಟ್ ಮಾಡಬಹುದು. ಆಂಟಿಬಯೋಟಿಕ್ಸ್ ಆದ್ರೂ ಕೊಟ್ಟು ಅಥವಾ ಆಂಟಿ ಫಂಗಲ್ ಮೆಡಿಸಿನ್ ಆದ್ರೂ ಕೊಟ್ಟು ಅವೆಲ್ಲ ಟ್ರೀಟ್ ಮಾಡಬಹುದು. ಈ HPV ವೈರಸ್ ಅನ್ನೋದು ಏನ್ ಮಾಡಿದೆ, ಅದು ಗರ್ಭಕೋಶದಲ್ಲಿ ಸೇರ್ಕೊಂಡ್ಬಿಡುತ್ತೆ. ಅದು ಏನಾಗುತ್ತೆ, ಅದು ಸರ್ವಿಕ್ಸ್ ಅಂತ ಗರ್ಭಕೋಶದ ಒಂದು ಭಾಗ, ಅದು ಓಪನಿಂಗ್ ಅಲ್ಲಿ ಇರ್ತದೆ ಸರ್ವಿಕ್ಸ್ ಅನ್ನೋದು. ಆ ಜಾಗದಲ್ಲಿ ಹೋಗಿ ಸೇರ್ಕೊಂಡಾಗ ಅದು ಸ್ವಲ್ಪ ಸ್ಲೋ ಆಗಿ ವರಾಣ್ಗಟ್ಲೆ ಆಗಿ ಅದು ಮಲ್ಟಿಪ್ಲೈ ಅಂದ್ರೆ ಹೆಚ್ಚಾಗ್ತಾ ಬರ್ತದೆ ಆ ಭಾಗದಲ್ಲಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ಬ್ರೇನ್ ಬರೀ ಇನ್ಫೆಕ್ಷನ್ ತರ ಕಾಣಿಸುತ್ತೆ, ಬಿಳಿ ಮುಟ್ಟು ತರ ಹೋಗೋದು, ಬಟ್ ಬರ್ತಾ ಬರ್ತಾ ಏನಾಗುತ್ತೆ, ಅದು ಗಡ್ಡೆ ತರ ಆಗೋದು, ಉಂಟು ತರ ಆಗೋದು, ಗುಳ್ಳೆಗಳಾಗೋದು, ಮತ್ತೆ ನೆಕ್ಸ್ಟ್ ಸ್ಟೇಜ್ ಏನೋ ಟ್ಯೂಮರ್, ಅದರ ನೆಕ್ಸ್ಟ್ ಸ್ಟೇಜ್ ಕ್ಯಾನ್ಸರ್. ಸೊ ಹಲವಾರು ವರ್ಷ ಅದು ವೈರಸ್ ಅಲ್ಲಿ ಕೂತ್ಕೊಂಡಾಗ ಹಂತವಾಗಿ ದೊಡ್ಡದಾಗ್ತಾ ಹೋಗ್ತಾ ಹೋಗ್ತಾ ಕ್ಯಾನ್ಸರ್ ಒಂದು ಕಾರಣ ಆಗ್ತದೆ ಅದು. ಸೊ ಇದನ್ನ ನಾವು ಈಸಿಯಾಗಿ ಕಂಡು ಹಿಡಿಬಹುದು. ಈಗ ನಾವು US UK ಎಲ್ಲ ಚೆಕ್ ಮಾಡಿದ್ರೆ ಇದು HPV ಟೆಸ್ಟಿಂಗ್ ಮಹಿಳೆ ದೊಡ್ಡವರಾದ ತಕ್ಷಣ ಸಂಬಂಧ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ, ತಕ್ಷಣ ಪ್ಯಾಪ್ಸ್ಮಿಯರ್ ಅನ್ನೋ ಒಂದು ಟೆಸ್ಟ್ ಮಾಡಿಸ್ತೇವೆ. ಇಂಡಿಯಾದಲ್ಲಿ ಸ್ವಲ್ಪ ನಾವು ಈ ತರ ಜನರಲ್ ಚೆಕ್ಅಪ್ ಬಂದಾಗ ಯೂಶಲಿ ಮಾಡಿಸಿ. ಯಾಕೆ US UK ಅಲ್ಲಿ ತುಂಬಾ ಕಾಮನ್, ಈ ತರ ಕ್ಯಾನ್ಸರ್ಗಳು ಕಾಮನ್, ಇನ್ಫೆಕ್ಷನ್ ಆಗೋದು ಕಾಮನ್, ಮತ್ತು ಅಲ್ಲಿ ಮಲ್ಟಿಪಲ್ ಪಾರ್ಟ್ನರ್ಸ್ ಅಂತ ಇರೋದ ಒಂದು ಅಂಶದಿಂದ ಅವ್ರು ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತಾರೆ ಟೆಸ್ಟಿಂಗ್ ಗೆ. ಬಟ್ ನಾವು ಇಲ್ಲಿ ಇಂಡಿಯಾದಲ್ಲಿ ಅಟ್ಲೀಸ್ಟ್ 25 ಇಯರ್ಸ್ ಅಥವಾ 30 ಇಯರ್ಸ್ ನಂತರ ಒಂದ್ ಸತಿ ಆದ್ರೂ ಪ್ಯಾಪ್ಸ್ಮಿಯರ್ ಮಾಡಿಸಬೇಕು ಅಂತ ಹೇಳೋದು. ಆ ಪ್ಯಾಪ್ಸ್ಮಿಯರ್ ಏನ್ ಗೊತ್ತಾಗತ್ತೆ ನಿಮ್ಗೆ, ಇನ್ಫೆಕ್ಷನ್ ಆಗಿದೆಯಾ, HPV ಅನ್ನೋ ವೈರಸ್ ಇದೆಯಾ ನಿಮ್ಗೆ, ಅದು ತಾಕ್ ಬಿಟ್ಟಿದ್ರೆ ಆಗ್ಲೇನೆ ಅದ್ ಯಾವ ಸ್ಟೇಜ್ ಅಲ್ಲಿ ಇದೆ, ಈಸಿಯಾಗಿ ಟ್ರೀಟ್ ಮಾಡೋ ಸ್ಟೇಜ್ ಅಲ್ಲಿ ಇದೆಯಾ, ಆಗ್ಲೇ ಕ್ಯಾನ್ಸರ್ ಕಡೆ ಹೋಗ್ತಿದ್ಯಾ, ಅದೆಲ್ಲ ಗೊತ್ತಾಗುತ್ತೆ. ಸೊ ನಾವು 30 ಇಯರ್ಸ್ ನ ಒಂದ್ ಸತಿ ಮಾಡಿಸಿದ್ರೆ ಆಯ್ತು, ಈಗ 40 ಇಯರ್ಸ್ ಹತ್ರ ಬರ್ತಿದ್ದಂಗೆ ಆದಷ್ಟು ವರ್ಷಕ್ಕೊಮ್ಮೆ ಅಥವಾ 2 ವರ್ಷಕ್ಕೊಮ್ಮೆ ಪ್ಯಾಪ್ಸ್ಮಿಯರ್ ಮಾಡಿದಲ್ಲಿ ನಮ್ಗೆ ಈಸಿಯಾಗಿ ನಾವು ಕಂಡುಹಿಡಿಬಹುದು ಯಾವ ಸ್ಟೇಜ್ ಅಲ್ಲಿ ಇದೆ ಅದು ಇನ್ಫೆಕ್ಟ್ ಆಗುವಂತದ್ದು ಅಂತ. ಯಾಕಂದ್ರೆ ಇದು ಮೊದಲು ಸ್ಟೇಜ್ ನಲ್ಲಿ ಇದ್ದಾಗ ಬರೀ ಟ್ರೀಟ್ಮೆಂಟ್, ಮೆಡಿಸಿನ್ಸ್ ಅಲ್ಲೇ ಕಡಿಮೆ ಆಗುವಂತದ್ದು ತೊಂದರೆ ಇದು. ಈಗ ಹೆಚ್ಚಿನ ತೊಂದರೆ ಗಂಟುಗಳಾಗ್ಬಿಡ್ತು, ಗಡ್ಡೆಗಳಾಗ್ಬಿಡ್ತು ಅಂದ್ರೆ ಸಾಧಾರಣವಾಗಿ ಆಪ್ಷನ್ ಆಗ್ತದೆ, ಬಟ್ ಆಪರೇಷನ್ ಕಿಂತ ಒಂದು ಇದು ಮೀರೆ ಹೋಗ್ತದೆ ಅದು. ಟ್ರೀಟ್ಮೆಂಟ್ ಸ್ವಲ್ಪ ಕಷ್ಟ, ಕ್ಯಾನ್ಸರ್ ಹತ್ರ ಹೋಗ್ಬಿಟ್ರೆ ಟ್ರೀಟ್ಮೆಂಟ್ ಭಾರಿ ಕಷ್ಟ. ಸೊ ಆದಷ್ಟು ಜನರಲ್ ಚೆಕ್ಅಪ್ ಮಾಡಿದಾಗ ಪ್ಯಾಪ್ಸ್ಮಿಯರ್ ಅನ್ನೋದೊಂದು ಮಾಡಿಸಿದ್ರು ಕೂಡ ತುಂಬಾ ಒಳ್ಳೇದು. ಹೀಗೆ ಹಾರ್ಟ್ಗೆ ECG ಮಾಡಿಸ್ತೀರಾ, ಐಕೋ ಮಾಡಿಸ್ತೀರಾ, ಶುಗರ್ ಇದೆಯಲ್ಲ ನೋಡ್ಲಿಕ್ಕೆ ಬ್ಲಡ್ ಟೆಸ್ಟ್ ಮಾಡಿಸ್ತೀರಾ, ಹಾಗೆ ಗರ್ಭಕೋಶ ಆರೋಗ್ಯವಾಗಿದೆಯಾ ಅಂತ ನೋಡ್ಲಿಕ್ಕೆ ಎರಡೇ ಟೆಸ್ಟ್ ಅಲ್ಲಿ ನಿಮ್ಗೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಒಂದು ಪ್ಯಾಪ್ಸ್ಮಿಯರ್ ಟೆಸ್ಟ್, ಇನ್ನೊಂದು ನಾರ್ಮಲ್ ಅಲ್ಟ್ರಾಸೌಂಡ್. ಇವೆರಡು ಮಾಡಿದಲ್ಲಿ ಗರ್ಭಕೋಶದ ಆರೋಗ್ಯ ಖಂಡಿತ ಗೊತ್ತಾಗುತ್ತೆ, ಹೇಗಿದೆ ಇನ್ಫೆಕ್ಷನ್ ಇದೆಯಾ, ತೊಂದರೆ ಇದೆಯಾ, ಅಂಡಕೋಶದಲ್ಲಿ ಏನೋ ತೊಂದರೆ ಇದೆಯಾ, ಎಲ್ಲ ಗೊತ್ತಾಗ್ಬಿಡುತ್ತೆ.
1: ಈಗ ಡಾಕ್ಟರ್ ರಶ್ಮಿ ಅವರೇ, ಮತ್ತೊಂದು ಪ್ರಶ್ನೆ, ನಮ್ಮ ಮಹಿಳೆಗೆ ಬಹಳವಾಗಿ ಒಂಥರ ಸಂಕೋಚದಿಂದ ಅವರು ಯಾರ ಹತ್ರ ಶೇರ್ ಮಾಡ್ಕೊಳ್ಳೋದಿಲ್ಲ, ಏನಂತಂದ್ರೆ ಈ ಸೆಲ್ಫ್ ಎಕ್ಸಾಮಿನೇಷನ್ ಆಫ್ ಬ್ರೆಸ್ಟ್ ಬಗ್ಗೆ ಮತ್ತೆ ಕ್ಯಾನ್ಸರ್ ಬಗ್ಗೆ ಅವರಿಗೆ ಏನು ಡೌಟ್ ಇದ್ರೂ ಯಾರ ಮನಬಿಚ್ಚಿ ಮಾತಾಡೋದಿಲ್ಲ, ತಾವು ತಜ್ಞ ವೈದ್ಯರಾಗಿ ಈ ಕುರಿತಂತೆ ನಮ್ಮ ಎಲ್ಲಾ ಮಹಿಳಾ ಕೇಳುಗರಿಗೆ ತಾವು ಕೆಲವು ಸಲಹೆಗಳನ್ನು ನೀಡಬೇಕು.
0: ಹೌದು, ಈ ಗರ್ಭಕೋಶದೆಲ್ಲ ಸ್ವಲ್ಪ ಸಹಜವಾಗಿ ತೊಂದರೆ ಕೊಟ್ಟಾಗೇ ಬರ್ತಾರೆ, ಬ್ಲೀಡಿಂಗ್ ಹೆಚ್ಚಾಯ್ತು ಅಥವಾ ಬಿಳಿ ಮುಟ್ಟ ಹೋಗ್ತಿದೆ, ಅವ್ರಿಗೆ ಅದು ತೊಂದರೆನೂ ಅನ್ಸುತ್ತೆ, ಬೇರೆಯವ್ರಿಗೂ ಗೊತ್ತಾಗ್ತದೆ ಅಂತ ಬೇಗ ಬರ್ತಾರೆ. ಇದು ಬ್ರೆಸ್ಟ್ ಸ್ತನದ ತೊಂದರೆ, ನೀವು ಹೇಳ್ದಂಗೆ ಸ್ವಲ್ಪ ನಾಚಿಕೆ ಪಡ್ಕೊಂಡು ತೋರಿಸ್ಕೊಳ್ಳಲ್ಲ ಅವರು. ಸ್ತನದಲ್ಲಿ ಏನೇನು ತೊಂದರೆ, ಗಂಡುಗಳಾಗ್ಬೋದು, ನೀರ್ ತರ ಡಿಸ್ಚಾರ್ಜ್ ಆಗ್ಲಿ, ಪಸ್ ತರ ಡಿಸ್ಚಾರ್ಜ್ ಆಗ್ಲಿ, ಯಾವುದೇ ಸ್ಟೇಜ್ ಅಲ್ಲಿ ಸ್ಟಾರ್ಟ್ ಆಗ್ಬೋದು. ಈ ನಡುವೆ ಮುಂಚೆ ಎಲ್ಲ ಕಾಯಿಲೆಗಳ ತರ ಇದು ಕೂಡ ಬೇಗ ಬರ್ತಿದೆ. ಈಗ ಚಿಕ್ಕ ಚಿಕ್ಕ ಹುಡುಗಿರಲ್ಲಿ 17-18 ವರ್ಷ ಹುಡುಗಿರಲ್ಲಿ ಕೂಡ ಗಂಟುಗಳು ಕಾಣಿಸ್ತಿದೆ ಎದೆಯಲ್ಲಿ. ಅಂದ್ರೆ ದೊಡ್ಡವರಾಗೋ ಪ್ರಕ್ರಿಯೆಯಲ್ಲಿ ಆ ಬ್ರೆಸ್ಟ್ ಕೂಡ, ಸ್ತನ ಕೂಡ ದೊಡ್ಡದಾಗ್ತದೆ. ಈ ಗರ್ಭಕೋಶಕ್ಕೆ ಹೇಗೆ ಮುಟ್ಟು ಬರ್ತದೆ, ಸ್ತನ ಕೂಡ ಚೇಂಜಸ್ ಆಗ್ತದೆ. ಸೊ ಆ ಪ್ರಕ್ರಿಯೆಯಲ್ಲಿ ಒಬ್ರಿಗೆ ಗಂಟಾಗೋ ಸಾಧ್ಯತೆಗಳಿದೆ. ಸೊ ಅದ್ ಗಂಟು ನಾರ್ಮಲ್ ಗಂಟು ಅಥವಾ ಆತರ ಬಿಡೋಕ್ಕಿಂತ ಒಂದ್ಸರಿ ಚೆಕ್ ಮಾಡಿಸೋದು ಒಳ್ಳೇದು. ಯಾಕಂದ್ರೆ ಈಗ ಸಾಧಾರಣವಾಗಿ ಅವ್ರ ಮನೆಯಲ್ಲಿ ಯಾರಾದ್ರು ತಾಯಿಗಾಗ್ಲಿ ಅಥವಾ ಹೆಣ್ಮಕ್ಳಿಗೆ ತಂದೆ ಕಡೆ ತಾಯಿ ಕಡೆ ಮಕ್ಳಿಗೆ ಯಾರಾದ್ರು ಕ್ಯಾನ್ಸರ್ ಚಾನ್ಸಸ್ ಇದ್ದಾಗ 25% ರಿಸ್ಕ್ ಇರುತ್ತೆ ಯಾವುದೇ ಮಹಿಳೆಗೆ ಕ್ಯಾನ್ಸರ್ ಕಡೆ ಹೋಗ್ಲಿಕ್ಕಂತ. ಸೊ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ, ಈ ದೊಡ್ಡವರಾದ ತಕ್ಷಣದಿಂದನೇ ಯಾವಾಗಲೂ ಒಂದ್ಸತಿ ಬ್ರೆಸ್ಟ್ ಚೆಕ್ಅಪ್ ಮಾಡಿಸ್ಕೋಬೇಕು. ಮತ್ತೆ ಈಗ ನೆಕ್ಸ್ಟ್ ಮದುವೆ ಆದ್ಮೇಲೆ ಪ್ರೆಗ್ನೆನ್ಸಿಯಲ್ಲಿ, ಪ್ರೆಗ್ನೆನ್ಸಿ ನಂತರ ಯಾವಾಗಲೂ 6 ತಿಂಗಳಿಗೊಮ್ಮೆ ತಾವೇ ಚೆಕ್ ಮಾಡ್ಕೋಬಹುದು. ಈಗ ಒಂದ್ಸತಿ ನೀವು ಸಲಹೆ ಪಡೆದಾಗ ಹೇಗೆ ಒಂದ್ಸತಿ ಬ್ರೆಸ್ಟ್ ಚೆಕ್ಅಪ್ ಮಾಡ್ಬೇಕಂತ ಹೇಳ್ಕೊಡ್ತೇವೆ, ಆಗ ಮನೇಲಿ ಚೆಕ್ ಮಾಡ್ಕೋಬಹುದು. ಬಟ್ ಯಾವಾಗ ತುಂಬಾ ಸೂಕ್ಷ್ಮತೆಯಿಂದ ನೋಡ್ಕೋಬೇಕು, ಒಂದು ಮುಟ್ಟು ನಿಲ್ಬೇಕಾದಾಗ, ಒಂದು 40 ಇಯರ್ಸ್ ಹತ್ರ ಹತ್ರ ಬರ್ತಿದ್ದಾಗ ಹಾರ್ಮೋನ್ಸ್ ತುಂಬಾ ವೇರಿಯೇಷನ್ ಆಗ್ತದೆ, ಗರ್ಭಕೋಶದಲ್ಲಿ ಹೇಗೆ ಚೇಂಜಸ್ ಆಗುತ್ತೆ ಹಾಗೂ ಕೂಡ ಅಂದ್ರೆ ಕೂಡ ಚೇಂಜಸ್ ಆಗುತ್ತೆ. ಆಗ ಯಾವುದೇ ತರ ಗಂಟುಗಳನ್ನು ನೆಗ್ಲೆಕ್ಟ್ ಮಾಡಲ್ಲ. ಈಗ ನೀವು ಚಿಕ್ಕ ವಯಸ್ಸಲ್ಲಿ ಗಂಟುಗಳು ಸ್ವಲ್ಪ ಹಂತವಾಗಿ ನಾವು ಹಾಗೆ ಮುಂದೆ ತಳ್ಕೊಂತ ಎಕ್ಸಾಮ್ ಟೆಸ್ಟ್ ಮಾಡಿಸ್ಕೊಂತ ಮುಂದೆ ತಳ್ಬಹುದು. ಬಟ್ 40 ವರ್ಷದ ಬರ್ತಿರೋ ಎದೆ ಸ್ತನದ ಗಂಟುಗಳು ಚಿಕ್ಕದೇ ಆದ್ರೂ ಕೂಡ ಕಂಪ್ಲೀಟ್ ಚೆಕ್ಅಪ್ ಬೇಕು ಅದಕ್ಕೆ. ಸೊ ನಾವೊಂದು ಏನ್ ಸ್ಕ್ರೀನಿಂಗ್ ಟೆಸ್ಟ್ ಏನಂತ ಹೇಳ್ತೀವಿ, ಮ್ಯಾಮೋಗ್ರಫಿ ಅಂತ ಒಂದು ಹೇಳ್ತೀವಿ. ಹೇಗೆ ಗರ್ಭಕೋಶಕ್ಕೆ ಪ್ಯಾಪ್ಸ್ಮಿಯರ್ ಇದೆಯಲ್ಲ, ಅದೇ ತರ ಮ್ಯಾಮೋಗ್ರಫಿ ತಾವೇ ಚೆಕ್ ಮಾಡ್ಕೊಂಡ್ಲಿ, ಅವ್ರಿಗೆ ಗೊತ್ತಾಯ್ತು ಗಂಟು ಆಗ್ತಿದೆ ಅಥವಾ ಏನೋ

0: ಅವ್ರಿಗೆ ಎದೆಯಲ್ಲಿ ಏನೋ ಡಿಸ್ಕಂಫರ್ಟ್ ಇದೆ, ನೋವಿದೆ, ಮುಟ್ಟು ಬಂದಾಗ ನೋವು ಬರುತ್ತೆ, ಈ ತರದಲ್ಲಿ ತೊಂದರೆಗಳಿದ್ದಾಗ ಮ್ಯಾಮೋಗ್ರಫಿ ಅಂತ ಒಂದು ಟೆಸ್ಟ್ ಮಾಡಿಸೋದು ಒಳ್ಳೇದು. ಅಕ್ಷ ಕಿರಣಗಳಿಂದ ಸ್ತನದಲ್ಲಿ ಸಣ್ಣದು, ಅತಿ ಸಣ್ಣದು 0.5 cm ಕ್ಕಿಂತ ಸಣ್ಣದ ಗಂಟುಗಳು ಕೂಡ ಕಂಡುಹಿಡಿತದೆ. ಅದು ನಾರ್ಮಲ್ ಎಲ್ಲರಿಗೂ ಮಾಡಬಹುದು. 40 ವಯಸ್ಸಿನ ನಂತರ ಯಾರಿಗಾದ್ರೂ ತೊಂದರೆಯಲ್ಲಿ ಇರ್ತಿರಲಿ ಸ್ತನ ಟೆಸ್ಟ್ ಮಾಡಿಸಬಹುದು ಅದನ್ನ. ಸೊ ಚಿಕ್ಕದಿದ್ದಾಗಲೇ ಕಂಡುಹಿಡಿಯುವಂತ ಟೆಸ್ಟ್ ಅದು. ಮತ್ತೆ ಈ ತರ ಗಂಟುಗಳು ಬಂದಾಗ, ಪಸ್ ಬಂದಾಗ ತುಂಬಾ ದಿನ ವೇಟ್ ಮಾಡದೇ ಇಮಿಡಿಯೇಟ್ಲಿ ತೋರಿಸಬೇಕು. ಈಗ ಎಲ್ಲಾ ಕಡೆನೂ ಡಾಕ್ಟರ್ಸ್ ಸುಮಾರು ಇದೆ, ಕನ್ನಡ ಡಾಕ್ಟರ್ಸ್ ತುಂಬಾ ಇದಾರೆ. ಆಮೇಲೆ ಅವೇರ್ನೆಸ್ ಪ್ರೋಗ್ರಾಮ್ಸ್ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ತುಂಬಾ ಎಲ್ಲಾ ಕಡೆನೂ ಪೇಪರ್ ಅಲ್ಲಿ ಕೂಡ ಬರ್ತಿದೆ, ನಿಮ್ಮ ಟಿವಿಗಳಲ್ಲೂ ಶೋಗಳೆಲ್ಲ ಬರ್ತಿದೆ. ಹೀಗಾಗಿ ಅವರಿಗೆ ಅವೇರ್ನೆಸ್ ಗೊತ್ತಿರಬೇಕು. ನಿಮ್ಗೆ ಗೊತ್ತಿದ್ದಲ್ಲಿ ಫ್ರೆಂಡ್ಸ್ ಗೆ ಹೇಳ್ಬೇಕು, ಅವ್ರು ಗೊತ್ತಿರಲ್ಲ. ಸೊ ಈ ತರ ನಿಂಗೆ ತೊಂದರೆ ಇದೆಯಾ, ಒಂದ್ಸತಿ ಚೆಕ್ಅಪ್ ಮಾಡಿಸು ಅಂತ ನೀವು ಬೇರೆ ನಿಮ್ ಫ್ರೆಂಡ್ಸ್ ಗೆ ಹೇಳ್ಕೊಂತ ಸ್ಪ್ರೆಡ್ ಮಾಡ್ಬೇಕು. ಸುಮಾರು ಹಾಸ್ಪಿಟಲ್ಸ್ ಅಲ್ಲಿ ಅದು ಫ್ರೀ ಕೂಡ ಇರ್ತದೆ, ಸ್ತನ ಟೆಸ್ಟ್ ಮಾಡಿಸೋದು ಮ್ಯಾಮೋಗ್ರಫಿ ಅನ್ನೋದು. ಏನಕ್ಕೆ? ಯಾಕೆಂದ್ರೆ ಈ ಮಾಹಿತಿ ಇರಲ್ಲ ಅಂತ ಇವರು ಫ್ರೀ ಮಾಡಿಸದಲ್ಲಿ ಸುಮಾರು ಜನರಿಗೆ ಬರ್ತಾರೆ, ಟೆಸ್ಟ್ ಮಾಡಿಸ್ತಾರೆ, ಮಾಹಿತಿ ಸಿಗುತ್ತೆ ಅನ್ನೋದು. ಸೊ ಮ್ಯಾಮೋಗ್ರಫಿ ಅನ್ನೋದು ಕೂಡ ಮಾಡಿಸಬೇಕಾಗತ್ತೆ 40 ವಯಸ್ಸಿನಂದ್ರೆ ರೆಗ್ಯುಲರ್ಲಿ.
1: ಕಿಡುಗರೆ ನಮ್ಮ ಜೊತೆ ಡಾಕ್ಟರ್ ರಶ್ಮಿ ಹಂಚಿನಾಳ್ ಅವರು ಮಾತಾಡ್ತಿದ್ದಾರೆ. ಇವರು ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಇಲ್ಲಿ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈಗ ಡಾಕ್ಟರ್, ಮತ್ತೊಂದು ಬಹಳ ನಮ್ಮ ಮಹಿಳೆಯರಿಗೆ ಸ್ವಲ್ಪ ಗೊಂದಲಕ್ಕೆ ಈಡು ಮಾಡುವಂತ ವಿಷಯ ಅಂತಂದ್ರೆ ಈ ಹಾರ್ಮೋನ್ ಟ್ರೀಟ್ಮೆಂಟ್ ಅನ್ನುವಂಥದ್ದು. ಏನ್ ಈ ಹಾರ್ಮೋನ್ ಟ್ರೀಟ್ಮೆಂಟ್, ಅದು ಬೇಕಾ ಎಲ್ಲರಿಗೂ? ಯಾಕಂತಂದ್ರೆ ಸಾಮಾನ್ಯವಾಗಿ ಇದನ್ನು ಮಾತಾಡ್ತಿರ್ತಾರೆ, ಇದ್ರ ಮೇಲೆ ಸ್ವಲ್ಪ ದಯವಿಟ್ಟು ತಿಳಿಸ್ಕೊಡಿ.
0: ಖಂಡಿತ, ಹಾರ್ಮೋನ್ ಟ್ರೀಟ್ಮೆಂಟ್ ಅನ್ನೋದು ನಾವು ಹಲವಾರು ತೊಂದರೆಗಳಿಗೆ ಕೊಡ್ತೇವೆ. ಒಂದ್ ನೀವು ಹೇಳ್ದಂಗೆ PCOD ಅಂತ ನಾವು ಡಿಸ್ಕಸ್ ಮಾಡಿದ್ರಲ್ಲ, ಅದಕ್ಕೂ ಕೂಡ ಮೇನ್ ಟ್ರೀಟ್ಮೆಂಟ್ ಲೈಫ್ ಸ್ಟೈಲ್ ಚೇಂಜಸ್ ಆಗ್ಲಿಲ್ಲ ಅಂದ್ರೆ ಹಾರ್ಮೋನ್ ಟ್ರೀಟ್ಮೆಂಟ್ ಅಂತ. ಏನಿದು ಹಾರ್ಮೋನ್ ಟ್ರೀಟ್ಮೆಂಟ್? ಈಗ ದೇಹದಲ್ಲಿ ಮುಟ್ಟಾಗ್ಲಿಕ್ಕೆ ಅಂತ ಒಂದು ಹಲವಾರು ಹಾರ್ಮೋನ್ ಗಳಿರ್ತದೆ. ಅದರಲ್ಲಿ ಒಂದು ಹೆಚ್ಚು ಕಡಿಮೆ ಅಥವಾ ಬ್ಯಾಲೆನ್ಸ್ ಇದ್ದಲ್ಲಿ ಮಾತ್ರ ನಿಮಗೆ ಕರೆಕ್ಟ್ ಆಗಿ ಮುಟ್ಟು ಬರೋದು. ಈಗ ಅದರಲ್ಲಿ ವೇರಿಯೇಷನ್ ಆಯ್ತು ಹಾರ್ಮೋನ್ಸ್ ಅಲ್ಲಿ. ಸೊ ನಾವು ಒಂದು ಯಾವ್ದು ದೇಹದಲ್ಲಿ ಕಡಿಮೆ ಇದೆ ಹಾರ್ಮೋನ್ ನ ನಾವು ಮಾತ್ರೆ ಸ್ವರೂಪದಿಂದ ಕೊಡ್ತೀವಿ, ಹಾಗೆ ಮುಟ್ಟು ಕರೆಕ್ಟ್ ಆಗಿ ರೆಗ್ಯುಲರ್ ಆಗ್ತಾ ಹೋಗ್ತದೆ. ಈಗ ಮೇನ್ ಹಾರ್ಮೋನ್ ಟ್ರೀಟ್ಮೆಂಟ್ ಯಾವಾಗ ಕೊಡ್ತೀವಿ? ಈಗ ಮುಟ್ಟು ಬೇಗ ನಿಂತಾಗ. ಈಗ ಸಾಧಾರಣವಾಗಿ ಎಲ್ಲರಿಗೂ ನಿಲ್ಲೋದು 45 ಇಯರ್ಸ್ ನಂತರ. ಈಗ 35 ಇಯರ್ಸ್ ನಿಂತ್ಬಿಡ್ತು, 37 ಇಯರ್ಸ್ ನಿಂತ್ಬಿಟ್ಟು, ಅದು ಜೆನೆಟಿಕ್ ಪ್ರಾಬ್ಲಮ್ ಇದ್ದವ್ರಿಗೆ ಖಂಡಿತ ನಿಲ್ಲುತ್ತೆ ಒಬ್ಬೊಬ್ಬರಿಗೆ. ಯಾರು 100 ಅಥವಾ 1000 ಮಹಿಳೆಯರಲ್ಲಿ ಒಬ್ಬರು ಮಹಿಳೆ 36 ವರ್ಷ 38 ವರ್ಷಕ್ಕೆ ನಿಲ್ಲುವಂತ ಸಾಧ್ಯತೆ ಇರ್ತದೆ. ಅಂತವ್ರಿಗೆ ಹಾರ್ಮೋನ್ ಟ್ರೀಟ್ಮೆಂಟ್ ಅಂತ ಒಂದು ಆಪ್ಷನ್ ಕೊಡ್ತೀವಿ. ಅವ್ರ ದೇಹದಲ್ಲಿ ಕಡಿಮೆ ಆಗ್ಬಿಟ್ಟಿರುತ್ತೆ, ಸೊ ನಾವು ಹೊರಗಡೆಯಿಂದ ಅದನ್ನ ಸಪ್ಲಿಮೆಂಟ್ ಆಗಿ ಕೊಡೋದು ಹಾರ್ಮೋನ್ಸ್ ನ. ಯಾಕೆ ಬೇಕಾಗುತ್ತೆ? ಈಗ ಟೈಮ್ ಕಿಂತ ಮುಂಚೆ ಮುಟ್ಟು ನಿಂತ್ಬಿಡ್ತು ಅಂದ್ರೆ ಸಾಧಾರಣವಾಗಿ ಈಗ ಮೂಳೆಗಳ ಬೆಳವಣಿಗೆಗೆ ಅದು ಇದು ಸೌದ್ ಹೋಗ್ಬಿಡುತ್ತೆ ಅಂತ ಹೇಳ್ತೀವಲ್ಲ ಹಾರ್ಮೋನ್ಸ್ ಕಡಿಮೆ ಅಂದ್ರೆ. ಆಮೇಲೆ ಹಾರ್ಟಿಗೂ ಕೂಡ, ಈಗ ಎಲ್ಲಿವರೆಗೂ ಮಹಿಳೆಗೆ ಮುಟ್ಟಾಗುತ್ತೆ ಅಲ್ಲಿವರೆಗೂ ಹಾರ್ಟ್ ಗೆ ಅದು ಪ್ರೊಟೆಕ್ಷನ್. ಸೊ ಸಾಧಾರಣವಾಗಿ ನೀವು ನೋಡ್ತೀರಾ ಮಹಿಳೆಯರಿಗೆ 40 ವರ್ಷಕ್ಕಿಂತ ಹಾರ್ಟ್ ಅಟ್ಯಾಕ್ ಆಗೋದು ನೀವು ಕೇಳಿಲ್ಲ. ಸಾಧಾರಣವಾಗಿ ಆಗೋದೇ 50 ವರ್ಷದ ನಂತರ. ಈ ಗಂಡಸರಿಗೆಲ್ಲ ಆಗ್ತದೆ, 30 ವರ್ಷಕ್ಕೂ ಆಗುತ್ತೆ, 40 ವರ್ಷಕ್ಕೂ ಆಗುತ್ತೆ. ಸೊ ಇದೇ ಮುಟ್ಟಾಗ್ತಿದೆ, ಹಾರ್ಮೋನ್ಸ್ ನಿಮ್ಮ ಹಾರ್ಟ್ ನ ಪ್ರೊಟೆಕ್ಟ್ ಮಾಡ್ತದೆ. ಸೊ ಎಲ್ಲಿವರೆಗೂ ಮುಟ್ಟಾಗ್ತಿದೆ ಅಲ್ಲಿವರೆಗೂ ನಿಮ್ ಹಾರ್ಟ್ ಪ್ರೊಟೆಕ್ಷನ್ ಇದೆ. ಸೊ ಟೈಮ್ ಕಿಂತ ಮುಂಚೆ ನಿಂತವ್ರಿಗೆ ಸ್ವಲ್ಪ ಟೈಮ್ಗೆ 40 ವಯಸ್ಸಿನ ನಂತರ 40 ಇಯರ್ಸ್ ವರೆಗೂ ಅವ್ರಿಗೆ ಸ್ವಲ್ಪ ಸಪ್ಲಿಮೆಂಟೇಷನ್ ನಾವು ಕೊಡ್ತೀವಿ. ಅದನ್ನ ನಾವು ಚೆಕ್ ಮಾಡ್ಕೊಂತ ಕೊಡ್ತೀವಿ, ಅವ್ರಿಗೆ ಅದ್ರ ಹಾನಿ ಕೊಡ್ತಾ ಇದೆಯಾ ಹಾರ್ಮೋನ್ಸ್. ಸೊ ಕರೆಕ್ಟ್ ಆಗಿ ಟ್ರೀಟ್ ಮಾಡ್ತಿದ್ರೆ ಮಾತ್ರ ನಾವು ಕಂಟಿನ್ಯೂ ಮಾಡ್ತೀವಿ. ಈ ಹಾರ್ಮೋನ್ಸ್ ಇಂದಾನೇ ತೊಂದರೆ ಆಗ್ತಿದೆ ಅನ್ನೋದು ಖಂಡಿತ ಸ್ಟಾಪ್ ಮಾಡಿ. ಬಟ್ ಅದು ಕರೆಕ್ಟ್ ರೆಗ್ಯುಲರ್ ಅವ್ರು ಹೇಳ್ದಂಗೆ ನೀವು ಹೋಗ್ಬೇಕು. ಎವ್ರಿ 3 ಮಂತ್ಸ್ ಆಗ್ಲಿ 4 ಮಂತ್ಸ್ ಆಗ್ಲಿ ಒನ್ಸ್ ಸ್ಟಾರ್ಟ್ ಮಾಡಿದ್ರೆ ರೆಗ್ಯುಲರ್ ಚೆಕ್ಅಪ್ ಅಲ್ಲಿ ಇರಬೇಕು. ಅವಾಗ ಎಲ್ಲಿ ನಿಲ್ಸ್ಬೇಕು, ಯಾವ ಹಂತದಲ್ಲಿ ನಿಲ್ಸ್ಬೇಕು ಅದು ಖಂಡಿತ ನಮ್ಗೆ ಗೊತ್ತಾಗ್ತದೆ.
1: ಡಾಕ್ಟರ್, ಮತ್ತೊಂದು, ಈ ಮುಟ್ಟು ನಿಂತ ನಂತರ ಮಹಿಳೆಯರಿಗೆ ಏನೆಲ್ಲ ತೊಂದರೆಗಳು ಕಂಡು ಬರಬಹುದು?
0: ಇದ ಹೇಳ್ದಂಗೆ ಇದು ಮುಟ್ಟಾಗ್ತಿರೋದು ನೈಸರ್ಗಿಕ ಪ್ರಕ್ರಿಯೆ, ಒಂದು ಎಲ್ಲದಕ್ಕೂ ಪ್ರೊಟೆಕ್ಷನ್ ಕೊಡ್ತದೆ. ಏನೇನಕ್ಕೆ? ಗರ್ಭಕೋಶಕ್ಕೆ, ಅಂಡಕೋಶಕ್ಕೆ, ಸ್ತನಕ್ಕೆ, ಆಮೇಲೆ ಹಾರ್ಟ್ ಗೆ. ಸೊ ಇವೆಲ್ಲಾನು ಹಾರ್ಮೋನ್ಸ್ ಇಂದ ಕಂಟ್ರೋಲ್ ಇದ್ದಾಗ ಎಲ್ಲದಕ್ಕೂ ಪ್ರೊಟೆಕ್ಷನ್, ಏನೋ ತೊಂದರೆ ಆಗ್ತದೆ. ಈ ಮುಟ್ ನಿಂತ ಮೇಲೆ ಸಡನ್ ಆಗಿ ಹಾರ್ಮೋನ್ಸ್ ಕಡಿಮೆ ಆಗ್ತದೆ. ಸೊ ನಾ ಫಸ್ಟ್ ತೊಂದರೆ ಬರುತ್ತೆ ಗರ್ಭಕೋಶದಲ್ಲಿ, ಸಾಧಾರಣವಾಗಿ ನಾರ್ಮಲ್ ಗುಳ್ಳೆಗಳು ಬರೋದು, ಗಂಟುಗಳು ಬರೋದು, ಅದು ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಮುಟ್ಟಾಗ್ಬೇಕಂತ ಗೊತ್ತಾಗ್ಬಿಡುತ್ತೆ, ಬ್ಲೀಡಿಂಗ್ ಹೆಚ್ಚಾಗೋದು ಕಡಿಮೆ. ಮುಟ್ ನಿಂತಾಗ ಇದೆಲ್ಲ ಗೊತ್ತಾಗೋದಿಲ್ಲ, ಗಂಡನಷ್ಟಕ್ಕೆ ತಾನೇ ಜಾಸ್ತಿ ಆಗ್ಬೋದು, ಗಡ್ಡೆಗಳು ಜಾಸ್ತಿ ಆಗ್ಬೋದು. ಅದು ಯಾವಾಗ ಗೊತ್ತಾಗುತ್ತೆ? ಹೊಟ್ಟೆ ನೋವು ಬಂದಾಗ. ಹೊಟ್ಟೆ ನೋವು ಬರ್ಬೇಕಂದ್ರೆ ಸಾಧಾರಣವಾಗಿ ಗಂಟು ಅದೆಲ್ಲ ದೊಡ್ಡದಾಗಿರ್ಬೇಕು. ಸೊ ಆವಾಗ ಮತ್ತೆ ಸ್ತನದಲ್ಲಿ ಏನ ಹೇಳ್ದಂಗೆ ಗಡ್ಡೆಗಳ್ದು ಮುಟ್ಟು ನಿಂತ ಮೇಲೆ, ಇದು ತುಂಬಾ ಸಹಜ. ಆಮೇಲೆ ಹಾರ್ಟ್ ಅಲ್ಲಿ ಪ್ರಾಬ್ಲಮ್, ಹಾರ್ಟ್ ಅಟ್ಯಾಕ್ ಗಳು ಬರೋದು, ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು. ಈಗ ಮುಟ್ಟು ನಿಂತ ಮೇಲೆ ಸಾಧಾರಣವಾಗಿ ಎಲ್ಲ ನೀವು ಎಷ್ಟೇ ಹೆಲ್ದಿ ಇದ್ರು ಕೂಡ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದೆ, ಅದು ಹಾರ್ಮೋನ್ಸ್ ವೇರಿಯೇಷನ್ ಇಂದಾನೇ ಆಗ್ತದೆ ಅದು. ಸೊ ಅದರಿಂದ ಅದು ಹೃದಯಕ್ಕೆ ತೊಂದರೆ ಆಗೋದು, ಮತ್ತೆ BP ಶುಗರ್ ಬರೋದು. ಸೊ ಇವೆಲ್ಲಾನು ಒಂದು ಮುಟ್ಟು ನಿಂತ ತಕ್ಷಣ ಬರುವಂತ ಸ್ವಲ್ಪ ಸ್ಮಾಲ್ ಇರಲಿ ತೊಂದರೆಗಳು. ಸೊ ಅವಾಗ ಅವಾಗ ಚೆಕ್ಅಪ್ ಮಾಡಿಸ್ಕೊಂಡಲ್ಲಿ ಇದು ಯಾವ್ದಾದ್ರೂ ಬರ್ಲಿಕ್ಕೆ ನಿಮ್ಗೆ ರಿಸ್ಕ್ ಇದೆಯಾ ಅದೆಲ್ಲ ಗೊತ್ತಾಗ್ತದೆ. ಸೊ ಅದು ನೀವು ರೆಗ್ಯುಲರ್ ಚೆಕ್ಅಪ್ ಅಲ್ಲಿ ಇದ್ದಲ್ಲಿ ಒಳ್ಳೇದದು.
1: ಈಗ ಡಾಕ್ಟರ್, ಕೊನೆಯದಾಗಿ ಒಂದು ಜನರಲ್ ಆಗಿ ಹೇಳೋದಾದ್ರೆ, ಒಬ್ಬ ಮಹಿಳೆ ಅಥವಾ ಒಂದು ಮಗು ಜೀವನದ ಯಾವ್ಯಾವ ಹಂತದಲ್ಲಿ ಕೆಲವು ಟೆಸ್ಟ್ ಗಳನ್ನ ಮ್ಯಾಂಡೇಟರಿ ಆಗಿ ಮಾಡಿಸ್ಕೊಂಡ್ರೆ ಅವಳು ನಿಜಕ್ಕೂ ಆರೋಗ್ಯವನ್ನ ಕಾಪಾಡಿಕೊಳ್ಳುತ್ತಾಳೆ ಅಂತ ನಾವು ಭರವಸೆಯಿಂದ ಹೇಳಬಹುದು?
0: ಎಸ್, ನೀವ್ ಹೇಳ್ದಂಗೆ ಅದು ಸ್ಟಾರ್ಟಿಂಗ್ ಹೇಳಿದೆ. ಚಿಕ್ಕ ವಯಸ್ಸಲ್ಲಿ ನಾವು ಹೇಗೆ ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ, ಥೈರಾಯ್ಡ್ ಚೆಕ್ಅಪ್ ಮಾಡಿಸ್ತೀವಿ, ಮತ್ತೆ ಸ್ಕ್ಯಾನಿಂಗ್ ಮಾಡಿಸ್ತೀವಿ, ಹಾಗೆ ಕೂಡ ಈ ಮುಟ್ಟು ನಿಂತ ಮೇಲೆ. ಈಗ ಅದು ಒನ್ಸ್ ಇನ್ 2 ಇಯರ್ಸ್ 3 ಇಯರ್ಸ್ ಆದ್ರೆ ಸಾಕು, ಸಣ್ಣ ವಯಸ್ಸಲ್ಲಿ 25 ರಿಂದ 40 ವಯಸ್ಸಿಗೆ ಯಾವಾಗ ಒಮ್ಮೆ 2 ವರ್ಷಕ್ಕೆ ಅಥವಾ 3 ವರ್ಷಕ್ಕೊಮ್ಮೆ ಮಾಡಿದ್ರೆ ಸಾಕು. ಈಗ ಹತ್ರ ಇದೆ, ನಿಮ್ಗೆ ಹಾಸ್ಪಿಟಲ್ ಆಕ್ಸೆಸ್ ಇದೆ ಅಂದ್ರೆ ಆದಷ್ಟು ಇಯರ್ಲಿ ಮಾಡಿಸಿ. ತುಂಬಾ ತೊಂದರೆ ಆಗ್ತಿಲ್ಲ ಅಂದ್ರೆ ಅಟ್ಲೀಸ್ಟ್ 2 ಇಯರ್ಸ್ ಒಂದ್ಸತಿ ಮಾಡಿಸಲೇಬೇಕು. ಆಮೇಲೆ ಹಲವಾರು ಮಹಿಳೆಯವರು ಕ್ಲಬ್ಗಳು ಮಾಡ್ಕೊಂಡಿರಿ, ಕ್ಲಬ್ ವತಿಯಿಂದ ಮಹಿಳೆಯರು ಮಾಡ್ಕೋಬಹುದು, ಅವರಿಂದ ಬೇರೆ ಹೊರಗಡೆ ಗೊತ್ತಿಲ್ಲದೆ ಮಹಿಳೆಯರಿಗೆ ತಿಳಿಸಬಹುದು ಕಾರ್ಯಕ್ರಮಗಳು ಮಾಡಿ. ಆ ತರದಲ್ಲಿ ನಾವು ಫ್ರೀ ಪ್ರೋಗ್ರಾಮ್ಸ್ ಅದೆಲ್ಲ ಮಾಡಿಸಿಕೊಂಡು ಅವೇರ್ನೆಸ್ ಮೂಡಿಸಬೇಕು. ಸಾಧಾರಣ ಯಾರು ಚೆಕಪ್ ಹೋಗಲ್ಲ, ಏನೋ ತೊಂದರೆ ಆದ್ರೆ ಮಾತ್ರ ಚೆಕಪ್ ಮಾಡಿಸ್ಬೇಕಂತಿರುತ್ತೆ. ಈಗ ಹೆಲ್ತ್ ಚೆಕಪ್ ಅನ್ಸ್ಕೊಂಡ್ರೆ ಬರೀ ಹಾರ್ಟಿಗೆ ಅಷ್ಟೇ ಚೆಕಪ್ ಮಾಡಿಸ್ತೀರಾ, ECG ಆಗ್ಲಿ, ಬ್ಲಡ್ ಶುಗರ್ ಇದು ಮಾತ್ರ. ಗರ್ಭಕೋಶದ ಅಯ್ಯೋ ನಾನು ಏನೋ ತೊಂದರೆನೇ ಇಲ್ಲ ಅಂತ ಹೇಳ್ತೀರಾ, ಗರ್ಭಕೋಶ ಚೆಕ್ ಮಾಡಿಸಿ, ಪ್ಯಾಪ್ಸ್ಮಿಯರ್ ಮಾಡಿಸಿ, ಅಲ್ಟ್ರಾಸೌಂಡ್ ಮಾಡಿಸಿದ್ರೆ ಇಲ್ಲ ನಂಗೆ ಮುಟ್ಟು ನಿಂತ್ಬಿಟ್ಟಿದೆ, ನಂಗೇನು ತೊಂದರೆ ಇಲ್ಲ, ಏನಕ್ಕೆ ಮಾಡಿಸ್ಬೇಕು ಅಂತ ಕೇಳ್ತಾರೆ. ಈಗ ನಾವು ನೋಡೋದು ಕ್ಯಾನ್ಸರ್ಗಳು ನೋಡ್ತೀವಲ್ಲ, ಅಂಡಕೋಶದ ಕ್ಯಾನ್ಸರ್, ಗರ್ಭಕೋಶದ ಕ್ಯಾನ್ಸರ್ ತುಂಬಾ ತೊಂದರೆ ಆದಾಗ ಬರ್ತದೆ. ಅದು ಯಾವಾಗ 3ನೇ ಸ್ಟೇಜ್ ಅಲ್ಲಿ, ಸ್ಟೇಜ್ 3 ಅಂತ ಹೇಳ್ತೀವಿ, ಆ ಸ್ಟೇಜ್ ಅಲ್ಲಿ ಕ್ಯೂರ್ ಖಂಡಿತ ಸಾಧ್ಯ ಇಲ್ಲ. ಈಗ ನೀವು ರೆಗ್ಯುಲರ್ ಚೆಕಪ್ ಮಾಡಿಸಿದಾಗ ಇಂಥ ತೊಂದರೆಗಳು ಮೊದಲೇ ಹಂತದಲ್ಲಿ ಸಿಗ್ತಾರೆ. ಅಂದ್ರೆ ತೊಂದರೆ ಕೊಟ್ಟಿರಲ್ಲ, ಬಟ್ ನಾವು ಸ್ಕ್ಯಾನಿಂಗ್ ಅಲ್ಲಿ ಕಂಡುಹಿಡ್ತೀವಿ, ಸ್ಕ್ಯಾನಿಂಗ್ ಅಲ್ಲಿ ಗಂಟು ಬಂದಿರೋದು, ಸ್ತನದಲ್ಲಿ ಗಂಟು ಬಂದಿರೋದು, ಗರ್ಭಕೋಶದಲ್ಲಿ ಬೆಳೆದಿರೋದು, ಇದೆಲ್ಲ ಸುಮ್ಮನೆ ಸ್ಕ್ಯಾನಿಂಗ್ ಮಾಡಿದಾಗಲೂ ಕೂಡ ನಮ್ಗೆ ಕಾಣಿಸ್ ಬರುತ್ತೆ. ಅದು ಮೊದಲೇ ಹಂತದಲ್ಲಿ ಇದ್ದಾಗ ಮೆಡಿಸಿನ್ ಆಗ್ಲಿ ಸರ್ಜರಿಯಿಂದ ಆಗ್ಲಿ ಕಂಪ್ಲೀಟ್ ಕ್ಯೂರ್ ಆಗ್ತದೆ. ಈ ತೊಂದರೆ ಬರೋವರೆಗೂ ವೇಟ್ ಮಾಡ್ದೇನೆ ನೀವು ರೆಗ್ಯುಲರ್ ಫಾಲೋಅಪ್, 40 ಇಯರ್ಸ್ ನಂತರ ಇಯರ್ಲಿ ಒನ್ಸ್ ಚೆಕಪ್ ಅಲ್ಲಿ ಇದ್ದಾಗ ಎಲ್ಲಾ ಸಮಸ್ಯೆಗಳು ಬೇಗ ನಾವು ಕಂಡುಹಿಡಿಯಬಹುದು.
1: ತುಂಬಾ ಧನ್ಯವಾದಗಳು ಮೇಡಮ್. ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಮಹಿಳೆಯರು ಯಾವ ರೀತಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಬರೋದ್ರಲ್ಲಿ ಈ ಟೆಸ್ಟ್ಗಳು ಮತ್ತು ನಿಯಮಿತವಾಗಿ ಒಂದು ತಜ್ಞ ವೈದ್ಯರ ಸಲಹೆಯನ್ನು ಪಡೆಯೋದು ಯಾಕೆ ಅವಶ್ಯಕ ಅನ್ನೋದನ್ನ ಬಹಳ ಸರಳವಾಗಿ ನಿರೂಪಿಸಿಕೊಟ್ಟಿದ್ದೀರಿ. ಆಕಾಶವಾಣಿ ಪರವಾಗಿ ನಮ್ಮ ಎಲ್ಲಾ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು ಸೋ ಮಚ್. ಈಗ ಮಹಿಳೆಯರಂದ್ರೆ ಕುಟುಂಬದ ಒಂದು ಸ್ತಂಭ ಇದ್ದಾಗೆ, ನೀವು ಆರೋಗ್ಯವಾಗಿದ್ರೆ ನಿಮ್ ಕುಟುಂಬದ ಎಲ್ಲ ಸದಸ್ಯರು ನೀವು ಆರೋಗ್ಯವಾಗಿ ಇಟ್ಕೋಬಹುದು. ಸೊ ಬೇರೆಯವರು ಕೊಡಬೇಕು ನೀವು ಅಟೆನ್ಷನ್, ಅದಕ್ಕಿಂತ ಮುಂಚೆ ನಿಮ್ಮಷ್ಟಕ್ ನೀವು ಫಸ್ಟ್ ಚೆಕಪ್ ಮಾಡಿಸ್ಕೊಳ್ಳಿ, ನೀವು ಆರೋಗ್ಯವಾಗಿ. ಥ್ಯಾಂಕ್ ಯು.
2: ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ರೈತ ಬಾಂಧವರಿಗೆ ನಮಸ್ಕಾರ. ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಂಗಾರಿಗೆ ಸೂಕ್ತವಾದ ಕಬ್ಬಿನ ತಳಿಗಳು, ಈ ಕುರಿತು ಎಸ್ಎನ್ ಸ್ವಾಮಿಗೌಡ ಅವರೊಂದಿಗೆ ಸಂದರ್ಶನ.
1: ಸ್ವಾಮಿಗೌಡ್ರೆ ನಮಸ್ಕಾರ.
2: ನಮಸ್ಕಾರ.
1: ತಾವು ಇವತ್ತಿನ ದಿವಸ ಬರಲಿರುವ ಮುಂಗಾರು ಹಂಗಾಮಿಗೆ ಸೂಕ್ತವಾದಂತಹ ಕಬ್ಬಿನ ತಳಿಗಳು, ಅದರ ವಿಶೇಷತೆಗಳು, ವಿಶೇಷವಾಗಿ ಕಬ್ಬನ್ನು ನಾವು ಮೂರು ಹಂಗಾಮಲ್ಲಿ ಬೆಳಿಬಹುದು ಅಂತ ಹೇಳ್ತೀವಿ, ಆದರೆ ನಮ್ಮ ಭಾಗದಲ್ಲಿ ಜೂನ್ ಜುಲೈ ಆಗಸ್ಟ್ ತಿಂಗಳಲ್ಲೇನೆ ಬಹುಪಾಲು ಬಿತ್ತನೆಯನ್ನು ರೈತರು ಮುಗಿಸ್ಬಿಡ್ತಾರೆ. ಹಾಗಾಗಿ ತಾವು ಈ ತಳಿಗಳು, ಅದರ ವಿಶೇಷತೆಗಳು ಮತ್ತು ಹೊಸ ಬಗೆಯ ತಳಿಗಳ ಏನಾದರೂ ಪ್ರಯೋಗ ಮಾಡ್ತಾ ಇದ್ದೀರಾ? ಮತ್ತು ವಿಶೇಷವಾಗಿ ತಾವು ಅಂಗಾಂಶ ಕೃಷಿ ಕ್ಷೇತ್ರದಲ್ಲೂ ಕೂಡ ಒಂದಷ್ಟು ಪ್ರಯತ್ನವನ್ನು ವಿ ಸಿ ಫಾರಂ ಇವತ್ತು ಮಾಡ್ತಾ ಇದೆ. ಒಟ್ಟಾರೆಯಾಗಿ ಕಬ್ಬು, ಕಬ್ಬಿನ ತಳಿಗಳು, ಅದರ ಪ್ರಾಮುಖ್ಯತೆ, ಇದರ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಿ ಸರ್.
2: ಕಬ್ಬು ನಮ್ಮ ರಾಜ್ಯದ ಒಂದು ಪ್ರಮುಖ ಆರ್ಥಿಕ ಬೆಳೆಯಾಗಿದ್ದು, ನಮ್ಮ ದಕ್ಷಿಣ ಜಿಲ್ಲೆಗಳಲ್ಲಿ ಸರಿಸುಮಾರು 1-1.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗುತ್ತಿದೆ. ನಮ್ಮ ಒಂದು ದಕ್ಷಿಣ ಜಿಲ್ಲೆಗಳ ಒಂದು ಉತ್ಪಾದಕತೆ, ಕಬ್ಬಿನ ಉತ್ಪಾದಕತೆ ಸರಾಸರಿ 35-40 ಟನ್ ಒಂದು ಎಕರೆಗೆ ರೈತ ಬಾಂಧವರು ತಗೊಳ್ತಾ ಇದ್ದಾರೆ. ಈ ಒಂದು ಭಾಗದ ಹವಾಮಾನ, ನೀರಿನ ಲಭ್ಯತೆ ಮತ್ತು ಮಣ್ಣಿನ ಗುಣಮಟ್ಟದ ಮೇಲೆ ನಾವು ಈ ಒಂದು ಉತ್ಪಾದಕತೆಯನ್ನು ಎಕರೆಗೆ 50-60 ಟನ್ ತಗೊಂಡೋಗ್ಬೋದು ಅಂತ ನಮ್ಮ ಸಂಶೋಧನೆ.

ದೃಢಪಟ್ಟಿದೆ. ಸೊ ಈ ನಿಟ್ಟಿನಲ್ಲಿ ಕೆಲವು ತಾಂತ್ರಿಕತೆಗಳನ್ನ ನಾನು ಈ ಸಮಯದಲ್ಲಿ ಕಬ್ಬಿನ ತಳಿಗಳ ಬಗ್ಗೆ ಕೆಲವು ವಿಷಯ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಮ್ಮ ಕಬ್ಬು ಬೆಳೆಗಾರರು ಒಂದು ಗಮನ ಇಟ್ಟು ತಿಳ್ಕೋಬೇಕು, ಕಬ್ಬಿನಲ್ಲೂ ಸಹ ಬೇರೆ ಬೆಳೆಗಳಂತೆ ಮೂರು ಯುಗದಲ್ಲಿ ತಳಿಗಳು ಬರ್ತವೆ. ಒಂದು ದೀರ್ಘಾವಧಿ ತಳಿ, ಇನ್ನೊಂದು ಮಧ್ಯಮಾವಧಿ ತಳಿ, ಇನ್ನೊಂದು ಅಲ್ಪಾವಧಿ ತಳಿ. ದೀರ್ಘಾವಧಿ ತಳಿ ಅಂದ್ರೆ 12 ರಿಂದ 16 ತಿಂಗಳು ಅದು ಕಟಾವು ಬರುತ್ತೆ. ಸೊ ಅದರಲ್ಲಿ ಯಾವ್ಯಾವ ತಳಿಗಳು ಅನ್ನೋದನ್ನ ನಾನು ಮುಂದೆ ಹೇಳ್ಕೊಂಡು ಹೋಗ್ತೀನಿ. ಮಧ್ಯಮಾವಧಿ ತಳಿಗಳು 12 ರಿಂದ 14 ತಿಂಗಳಿಗೆ ಕಟಾವು ಬರುತ್ತೆ, ಅಲ್ಪಾವಧಿ ತಳಿಗಳು 10 ರಿಂದ 12 ತಿಂಗಳಿಗೆ ಕಟಾವು ಬರುತ್ತೆ. ಈ ನಮ್ಮ ಒಂದು ಕಾವೇರಿ ಅಚ್ಚುಕಟ್ಟು ಮತ್ತು ಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಸಾಮಾನ್ಯವಾಗಿ ಈ ಮಧ್ಯಮಾವಧಿ ತಳಿಗಳನ್ನ ಹೆಚ್ಚಿನ ಮಟ್ಟದಲ್ಲಿ ರೈತ ಬಾಂಧವರು ಬೆಳೀತಾ ಇದ್ದಾರೆ. ಈ ಅಲ್ಪಾವಧಿ ತಳಿಗಳ ಒಂದು ಪ್ರಾಮುಖ್ಯತೆ ನಮ್ಮ ಒಂದು ಭಾಗದಲ್ಲಿ ಕಡಿಮೆ ಇದೆ. ಇದನ್ನ ನಮ್ಮ ಸಕ್ಕರೆ ಕಾರ್ಖಾನೆಯವರು ಈ ತಳಿಗಳಿಗೆ ಹೆಚ್ಚಿನ ಉತ್ತೇಜನ ಕೊಟ್ಟು ಯಾವ್ದಾದ್ರು ಒಂದು ಇನ್ಸೆಂಟಿವ್ ಮುಖಾಂತರ ಈ ತಳಿಗಳನ್ನ ಹೆಚ್ಚಿನ ಮಟ್ಟದಲ್ಲಿ ಬೆಳಿಲಿಕ್ಕೆ ಒಂದು ಯೋಜನೆ ರೂಪಿಸಬೇಕಾಗುತ್ತೆ ಸಕ್ಕರೆ ಕಾರ್ಖಾನೆಯವರು. ಸೊ ಆ ಒಂದು ತಳಿಗಳ ಬಗ್ಗೆನೂ ನಾನು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಈಗ ನಮ್ಮ ಒಂದು ಭಾಗಕ್ಕೆ ದಕ್ಷಿಣ ಜಿಲ್ಲೆಗೆ ಶಿಫಾರಸು ಮಾಡಿರುವಂತಹ ತಳಿಗಳು ಯಾವ್ಯಾವುದು ಮತ್ತು ಈ ಹಂಗಾಮಿನಲ್ಲಿ ಬರುವಂತಹ ತಳಿಗಳು ನಾಟಿ ಮಾಡಲಿಕ್ಕೆ ಯೋಗ್ಯವಾದ ತಳಿಗಳು ಯಾವುದು, ಯಾವ ಕ್ಷೇತ್ರಕ್ಕೆ ನಾವು ಅದನ್ನ ಶಿಫಾರಸು ಮಾಡಬೇಕು, ಸನ್ನಿವೇಶ ಮತ್ತೆ ಎಲ್ಲಿ ಅದು ಚೆನ್ನಾಗಿ ಬರ್ತದೆ, ಇದನ್ನೆಲ್ಲ ನಾನು ದೀರ್ಘವಾಗಿ ಆ ವಿಷಯನ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ CO 499 ಈ ತಳಿ ಬಹಳ ಹಳೆಯ ತಳಿ, ಕಿಂಗ್ ಆಫ್ ಶುಗರ್ ಕೇನ್, ಕಬ್ಬಿನ ರಾಜ ಅಂತಾನೆ ಪ್ರಸಿದ್ಧಿ ಪಡೆದಿತ್ತು. 1956 ಈ ತಳಿ ಬಿಡುಗಡೆ ಆಗಿ 1975 ತನಕ ಅತಿ ದೀರ್ಘಕಾಲ ನಮ್ಮ ಒಂದು ಭಾಗದಲ್ಲಿ ಈ ಒಂದು ತಳಿಯ ವಿಸ್ತೀರ್ಣ ಹೆಚ್ಚಿನ ಮಟ್ಟದಲ್ಲಿತ್ತು, ಒಳ್ಳೆ ಇಳುವರಿ ಸಹ ಕೊಡ್ತಿತ್ತು, ಬೆಲ್ಲಕ್ಕೆ ಬಹಳ ಯೋಗ್ಯವಾದ ತಳಿ, ನೀರಿನ ಕೊರತೆನೂ ತಡ್ಕೊಳ್ಳೋ ಶಕ್ತಿ ಈ ತಳಿಗಿತ್ತು. ಇತ್ತೀಚೆಗೆ ಇದು ಈ ಚಳಿಗಾಲದಲ್ಲಿ ಕೆಂಪು ನೀಳ ಎಲೆ ಚುಕ್ಕೆ ರೋಗ ಅಂತ ಒಂದು ರೋಗ ಈ ಒಂದು ತಳಿಗೆ ವಿಶೇಷವಾಗಿ ಚಳಿಗಾಲದಲ್ಲಿ ಬರಲಿಕ್ಕೆ ಪ್ರಾರಂಭ ಆಗಿ ಇದರ ವಿಸ್ತೀರ್ಣ ಕಡಿಮೆ ಆಗ್ತಾ ಬಂದಿದೆ. ಈಗ ಇದಕ್ಕಿಂತ ಹೆಚ್ಚಿನ ಇಳುವರಿ ಕೊಡುವಂತ ತಳಿಗಳು ಸಹ ಈಗ ನಮ್ಮಲ್ಲಿ ಸಾಕಷ್ಟು ತಳಿಗಳು ಕಂಡು ಬಂದಿದೆ, ಅದನ್ನ ರೈತ ಬಾಂಧವರು ಈಗಾಗಲೇ ಬೆಳೀತಾ ಇದ್ದಾರೆ. ಸೊ ಈ ತಳಿ ಕೆಲವು ಭಾಗದಲ್ಲಿ ಈ ಬೆಲ್ಲ ತಯಾರಿಕೆ ಮಾಡುವ ರೈತರು ಇಳಿ ಕಬ್ಬು ಏನು CO 6275 ಅಂತ ಹೇಳ್ತೀವಿ, ಅದ್ರ ಜೊತೆ ಮಿಶ್ರಣ ಮಾಡಿ ಈ ಒಂದು ತಳಿನ ಉಪಯೋಗಿಸ್ತಾ ಇದ್ದಾರೆ. ಕೆಲವು ಹಳ್ಳಿಗಳಲ್ಲಿ ವಿಶೇಷವಾಗಿ ಬೆಲ್ಲ ತಯಾರಿಕೆ ಜಾಗದಲ್ಲಿ ಇದು ಸ್ವಲ್ಪ ಮಟ್ಟಿಗೆ ಕಂಡು ಬಂದಿದೆ. ಈ ಕೂಳೆ ಬೆಳೆ ಸಾಮರ್ಥ್ಯನೂ ಸಹ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ ಇತ್ತೀಚೆಗೆ. ಸೊ ಈ ರೋಗ ಹೆಚ್ಚಿಗೆ ಈ ಒಂದು ತಳಿಗೆ ಬರೋದ್ರಿಂದ ಇದರ ವಿಸ್ತೀರ್ಣ ಕಡಿಮೆ ಆಗ್ತಾ ಬಂದಿದೆ. ಇದಾದ್ಮೇಲೆ ನಾವು 1976 CO 6275 ಬಿಡುಗಡೆ ಮಾಡಿದ್ವು. ಸೊ ಇದು ಇವತ್ತಿನ ದಿವಸ ನಮ್ಮ ಕಾವೇರಿ ಮತ್ತು ಭದ್ರಾ ಅಚ್ಚುಕಟ್ಟು ಪ್ರದೇಶದ ಜಿಲ್ಲೆಗಳಲ್ಲಿ ಶೇಕಡ 60-70 ಸರಾಸರಿ ಕಂಡು ಬರ್ತಾ ಇದೆ ವಿಸ್ತೀರ್ಣ. ಸೊ ಈ ಒಂದು ತಳಿಯ ವಿಶೇಷತೆ ಏನು ಅಂದರೆ ಈಗಾಗಲೇ ಇದು ರೈತರಿಗೆ ಬಹಳ ಚಿರಪರಿಚಿತವಾದ ತಳಿ, ಬಹಳ ರೈತರು ಇಷ್ಟಪಡುವಂಥ ತಳಿ. ಇದು 6275 ಒಂದು ಮಧ್ಯಮಾವಧಿ ತಳಿ ಆಗಿದ್ದು 12 ರಿಂದ 14 ತಿಂಗಳಿಗೆ ಕಟಾವು ಬರ್ತದೆ. 14 ತಿಂಗಳಲ್ಲಿ ಕಟಾವು ಮಾಡಿದಾಗ ಒಂದು ಹೆಚ್ಚಿನ ಇಳುವರಿ ಸಕ್ಕರೆ ಮತ್ತೆ ಕಬ್ಬಿನ ಇಳುವರಿನ ನಾವು ನೀರು ಮಾಡಬಹುದು. ಇದನ್ನ ನಾವು ಜೂನ್, ಜುಲೈ, ಆಗಸ್ಟ್, ಅಕ್ಟೋಬರ್, ನವೆಂಬರ್ ತನಕ ನಾವು ಶಿಫಾರಸು ಮಾಡಿದ್ವಿ ನಾಟಿ ಮಾಡಕ್ಕೆ. ಇದನ್ನ ಯಾವುದೇ ಕಾರಣಕ್ಕೂ ಜನವರಿ, ಫೆಬ್ರವರಿಯಲ್ಲಿ ನಾಟಿ ಮಾಡಬಾರದು. ಇದು ಸುಂಗಿ ಹೆಚ್ಚಿಗೆ ಬರುವಂತ ತಳಿ, ಸಾಮಾನ್ಯವಾಗಿ ಅಕ್ಟೋಬರ್ ಕೊನೆ ವಾರದಲ್ಲಿ ಇದರದ್ದು ಸೂಲಂಗಿ ಹೂವು ಕಾಣಿಸ್ಕೊಳತ್ತೆ, ಅದಕ್ಕೆ ಇದನ್ನ ನವೆಂಬರ್ ಒಳಗಡೆ ನಾಟಿಗೆ ಸೀಮಿತವಾಗಿರಬೇಕು. ಜೂನ್ ಟು ನವೆಂಬರ್ ಇದನ್ನ ನಾಟಿ ಮಾಡಬಹುದು. ಈ ನಾಟಿ ಕಾಲದ ಬಗ್ಗೆ ಇನ್ನೊಂದು ರೈತ ಬಾಂಧವರಿಗೆ ನಾನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಭಾಗದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ನಾನು ನೋಡಿದ ಪ್ರಕಾರ ಈ ಮೇ ತಿಂಗಳಲ್ಲಿ ಏಪ್ರಿಲ್ ತಿಂಗಳಲ್ಲೂ ಸಹ ಅದನ್ನ ನಾಟಿ ಮಾಡ್ತಾ ಇದ್ದಾರೆ. ಸೊ ಅದನ್ನ ನಾಟಿ ಮಾಡಿದಾಗ ಇತ್ತೀಚೆಗೆ ಬರುವಂತ ತಳಿಗಳು ಸ್ವಲ್ಪ ಶೀಘ್ರ ಬೆಳವಣಿಗೆ ಹೊಂದಿರೋದ್ರಿಂದ ಬಹಳ ಬೇಗ ಸುಲಂಗಿ ಕಬ್ಬಿಗೆ ಬರ್ತಾ ಇದೆ. ಸೊ ನೀವು ಯಾವುದೇ ಕಾರಣಕ್ಕೂ ಏಪ್ರಿಲ್ ತಿಂಗಳಲ್ಲಿ ಕಬ್ಬನ್ನು ನಾಟಿ ಮಾಡ್ಲಿಕ್ಕೆ ಹೋಗಬಾರದು. ಮೇ ತಿಂಗಳಲ್ಲಿ ನಾಟಿ ಮಾಡ್ತೀನಿ ಅಂದ್ರೂ ಸಹ ಮೇ 20 ರ ಮೇಲೆ ನಾಟಿ ಮಾಡಬೇಕು. ಅದಕ್ಕೆ ಸೀಮಿತವಾದ ತಳಿ 6275 ಮತ್ತು CO 86-032 ಅಂತ ಇವೆರಡು ತಳಿಗಳನ್ನ ಬಿಟ್ಟು ಇನ್ಯಾವುದೇ ತಳಿಗಳನ್ನು ಮೇ ತಿಂಗಳೊಳಗಡೆ ನಾಟಿ ಮಾಡಬಾರದು. ಜೂನ್ ತಿಂಗಳಲ್ಲೂ ಸಹ 6275, CO 490, 86-032, CO 78-04 ಈ ತಳಿಗಳಿಗೆ ಸೀಮಿತವಾಗಿ ನೀವು ನಾಟಿ ಮಾಡಬೇಕಾಗತ್ತೆ ಜೂನ್ನಲ್ಲಿ. ಜುಲೈ ತಿಂಗಳಿಗೆ ಹೋದಾಗ ನಮ್ಮಲ್ಲಿ ಈಗಾಗಲೇ ಶಿಫಾರಸು ಆಗಿರುವಂತಹ ತಳಿಗಳು ಯಾವ್ಯಾವು ಅಂದ್ರೆ ಜುಲೈಗೆ CO 99-463, 62-75, CO 490, CO 78-04,
ಮತ್ತೆ ಇತ್ತೀಚೆಗೆ ಒಂದು ಹೊಸ ತಳಿ ನಾವು ಕ್ಷೇತ್ರ ಪ್ರಯೋಗದಲ್ಲಿದೆ, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. VCF 517 ಅಂತ ಈ ತಳಿನೂ ಸಹ ಜುಲೈ ಮೊದಲನೇ ವಾರದಿಂದ ನೀವು ನಾಟಿ ಮಾಡಕ್ಕೆ ರೈತ ಬಂದು ಮುಂದಾಗಬಹುದು. ಆಗಸ್ಟ್ ತಿಂಗಳಿಗೆ ಹೋಗಿ ನಾಟಿ ಮಾಡ್ತೀವಿ ಅಂದ್ರೆ CO 8371 ಈಗ ನಾನು ಈ ಮೊದಲು ಏನು ತಳಿಗಳನ್ನ ತಿಳಿಸಿದೆ ಅದ್ರ ಜೊತೆಗೆ CO 8371 ವಿಶೇಷವಾಗಿ 8371 ನಾಟಿ ಮಾಡುವಂತ ರೈತರು

ಯಾವುದೇ ಕಾರಣಕ್ಕೂ ಜೂನ್ ಜುಲೈ ಒಳಗಡೆ ನಾಟಿ ಮಾಡಬಾರದು. ಇದನ್ನ ಆಗಸ್ಟ್ ಮೊದಲನೇ ವಾರದಿಂದ ಅಪ್ ಟು ನವೆಂಬರ್ ತಿಂಗಳವರೆಗೂ ನಾಟಿ ಮಾಡಬೇಕು. ಇದನ್ನ ಚೆನ್ನಾಗಿ ಮನದಟ್ಟು ಮಾಡ್ಕೊಂಡ್ರೆ ರೈತ ಬಾಂಧವರು ಕಬ್ಬಿನಲ್ಲಿ ಒಂದು ಉತ್ತಮ ಇಳುವರಿಯನ್ನು ನಾವು ನಿರೀಕ್ಷೆ ಮಾಡಬಹುದು. ಸೊ ಈಗ ಏನಾಗ್ಬಿಡುತ್ತೆ ಅಂದ್ರೆ ಕೆಲವು ತಳಿಗಳನ್ನ ಜೂನ್, ಕೆಲವು ತಳಿಗಳನ್ನ ಮೇ ತಿಂಗಳಲ್ಲಿ ಮಾಡಿದಾಗ ಇದೇ ವರ್ಷದ ಅಕ್ಟೋಬರ್ ನವೆಂಬರ್ ತಿಂಗಳು ಅಂದ್ರೆ 5-6 ತಿಂಗಳು ಆಗಿರೋದಿಲ್ಲ, ಆವಾಗ ಶೇಕಡ ನಿಮ್ಗೆ 10-15% ಸೋಲಂಗಿ ಬಂದ್ಬಿಡುತ್ತೆ. ಒಂದು ಸಾರಿ ಕಬ್ಬಿನ ಬೆಳೆಯಲ್ಲಿ ಸೋಲಂಗಿ ಬಂದ್ರೆ ಅದರ ಒಂದು ಬೆಳವಣಿಗೆ ಕುಂಠಿತವಾಗುತ್ತೆ. ಸೊ ಇದನ್ನ ಮನಗಂಡು ನೀವು ಯಾವುದೇ ಕಾರಣಕ್ಕೂ ನಾಟಿ ಮಾಡುವಾಗ ಯಾವ ತಿಂಗಳಲ್ಲಿ ಯಾವ ತಳಿನ ಯಾವ ಸನ್ನಿವೇಶಕ್ಕೆ ಶಿಫಾರಸು ಮಾಡಿದರೆ ಅದನ್ನ ತಿಳ್ಕೊಂಡು ನೀವು ನಾಟಿ ಮಾಡಿದ್ರೆ ಯಾವುದೇ ತೊಂದರೆಗೆ ನೀವು ಸಿಗೋದಿಲ್ಲ. ಇದೊಂದು ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ತಿಳ್ಕೊಂಡು ನಾಟಿ ಮಾಡಬೇಕಾಗತ್ತೆ. ಇದರ ಜೊತೆಗೆ ನಾನು ತಳಿಗಳ ಬಗ್ಗೆ ಈಗಾಗಲೇ ನಿಮಗೆ ತಿಳಿಸ್ತಾ ಇದ್ದೀನಿ. 62-175 ಅತ್ಯಂತ ಅಧಿಕ ಇಳುವರಿ ಕೊಡುವಂತ ತಳಿ. ಸೊ 70-80 ಟನ್ ಒಂದು ಎಕರೆಗೆ ನಾವು ರೈತರ ಬಾಂಧವರ ಒಂದು ತಾಕಿನಲ್ಲೇ ಸಹ ರೈತರು ತಗೊಳ್ತಾ ಇರೋದನ್ನ ನಾವು ನೋಡಿದೀವಿ. ಇದು ಇಳುವರಿ ಚೆನ್ನಾಗಿ ಬರುವಂತ ತಳಿ. ಸಕ್ಕರೆ ಅಂಶ ಸ್ವಲ್ಪ ಮಧ್ಯಮ ಒಂದು ಗುಣಮಟ್ಟದಲ್ಲಿ ಇದೆ. ಇದರದ್ದು ಏನು ಸಕ್ಕರೆ ಅಂಶ ಅಂದ್ರೆ ಮಧ್ಯಭಾಗ, ಮೇಲ್ಭಾಗ ಮತ್ತೆ ಕೆಳಭಾಗದಲ್ಲಿರುವಂತ ಸಕ್ಕರೆ ಅಂಶ ಕಟಾವ್ ಮಾಡುವಾಗ ನಾವು ಪರೀಕ್ಷೆ ಮಾಡಿದಾಗ ಮೇಲ್ಭಾಗದಲ್ಲಿ ನೀರಿನ ಅಂಶ ಹೆಚ್ಚಿನ ಮಟ್ಟದಲ್ಲಿದೆ. ಸೊ ಯಾವುದೇ ಒಂದು ಕಬ್ಬನ್ನು 12 ತಿಂಗಳು ಅಥವಾ 13 ತಿಂಗಳು ಕಟಾವ್ ಮಾಡಿದಾಗ ತೊಂಡೆ ಭಾಗ ಮತ್ತೆ ಕೆಳಭಾಗದಲ್ಲಿ ಕಬ್ಬಿನ ಒಂದು ಸಕ್ಕರೆ ಮಟ್ಟ ಹೆಚ್ಚಿನ ವ್ಯತ್ಯಾಸ ಬಾರದು. ಸೊ ಈ ತಳಿಗೆ ಸ್ವಲ್ಪ ಬೆಳವಣಿಗೆ ಅಂತ ಅದರಲ್ಲೂ ಜೂನ್ ಜುಲೈ ಆಗಸ್ಟ್ ತಿಂಗಳಲ್ಲಿ ನಾಟಿ ಮಾಡಿದಾಗ ಸೊ ಹೂ ಬರೋದಕ್ಕಿಂತ ಮುಂಚೆ ಇದು ಇನ್ನೂ ಬೆಳವಣಿಗೆ ಹಂತದಲ್ಲೇ ಇರ್ತದೆ, ಹಸಿರಾಗೇ ಇರ್ತದೆ ಕಬ್ಬು. ಸೊ ಅದರಿಂದ ಜೂನ್ ಜುಲೈನಲ್ಲಿ ನೀವು 12 ತಿಂಗಳಿಗೆ ಕಟಾವ್ ಮಾಡಿದೇನೆ ನಾಟಿ ಮಾಡಿದಾಗ 13-14 ತಿಂಗಳಿಗೆ ಕಟಾವ್ ಮಾಡಿದಾಗ ಸಕ್ಕರೆ ಅಂಶನೂ ಸಹ ಚೆನ್ನಾಗಿ ಬರ್ತದೆ, ಕಬ್ಬಿನ ಇಳುವರಿ ಸಹ ಚೆನ್ನಾಗಿ ಬರ್ತದೆ. ಮತ್ತೆ ವಿಶ್ವವಾಗಿ ಈ ಬೆಲ್ಲ ತಯಾರಿಕೆಗೆ ಉಪಯೋಗಿಸ್ತಾ ಇರುವಂತಹ ರೈತ ಬಾಂಧವರು 62-175 ತಳಿಗೆ ಅದಕ್ಕೆ ಹೋಗೋದಾದ್ರೆ 14 ತಿಂಗಳಾದ್ಮೇಲೆ ಕಟಾವ್ ಮಾಡಿ ನೀವು ಬೆಲ್ಲ ಮಾಡಿದ್ರೆ ಒಳ್ಳೆಯ ಒಂದು ಬೆಲ್ಲದ ಒಂದು ಗುಣಮಟ್ಟನೂ ಚೆನ್ನಾಗಿರ್ತದೆ, ಇಳುವರಿನೂ ಸಹ ಒಂದು ಮಟ್ಟದಲ್ಲಿ ನೀವು ನಿರೀಕ್ಷಣೆ ಮಾಡಬಹುದು. ಮತ್ತೆ ವಿಶೇಷವಾಗಿ ಇನ್ನೊಂದು 62-175 ತಳಿ ಬಗ್ಗೆ ನಾನು ಹೇಳಬೇಕು ಅಂದ್ರೆ ಇದು ಪ್ರಾಬ್ಲಮ್ಯಾಟಿಕ್ ಸಾಯಿಲ್, ಸಮಸ್ಯಾತ್ಮಕ ಮಣ್ಣು, ಚೌಳು ಮತ್ತು ಕ್ಷಾರ ಭೂಮಿ, ವಾಟರ್ ಲಾಗ್ಡ್ ಸಿಚುಯೇಷನ್, ತೇವಾಂಶ ಜಾಸ್ತಿ ಇರುವಂತಹ ಕೆರೆ ಅಚ್ಚುಕಟ್ಟು ಪ್ರದೇಶದಲ್ಲಿ ವಿಶೇಷವಾಗಿ ಎಲ್ಲಾ ತಳಿಗಳಿಗಿಂತ ಈ ತಳಿ ಬಹಳ ಹೆಚ್ಚಿನ ರಿಸಲ್ಟ್ ಕೊಡ್ತಾ ಇದೆ. ಸೊ ಇದನ್ನ ರೈತ ಬಾಂಧವರು ಅಂತ ಸನ್ನಿವೇಶಗಳಿಗೆ ಖಂಡಿತ ಈ ತಳಿನ ನೀವು ನಿಯೋಜಿಸಬಹುದು. ಮತ್ತೆ 62-175 ಒಳ್ಳೆ ಸಕ್ಕರೆ ಮತ್ತೆ ಬೆಲ್ಲದ ಇಳುವರಿ ಬೇಕಾದ್ರೆ ಸೂಲಂಗಿ ಬಂದ ಮೇಲೆ ಕಟಾವ್ ಮಾಡಿದ್ರೆ ಅಂದ್ರೆ ಅಕ್ಟೋಬರ್ ಕೊನೆ ವಾರದಲ್ಲಿ ಈ ಒಂದು ತಳಿಗೆ ಸೂಲಂಗಿ ಪ್ರಾರಂಭ ಆಗುತ್ತೆ. ಸೊ ಸೂಲಂಗಿ ಪ್ರಾರಂಭವಾದ್ಮೇಲೆ ಕಟಾವ್ ಮಾಡಿ ಬೆಲ್ಲ ಮಾಡೋದೇ ಆಗಲಿ ಅಥವಾ ಕಕ್ಕನೆಯವರು ಇದನ್ನ ಸೂಲಂಗಿ ಬಂದ ಮೇಲೆ ಕಟಾವ್ ಮಾಡಿ ಸಕ್ಕರೆ ಉತ್ಪಾದನೆ ತಗೊಳ್ಳೋದಾದ್ರೆ ಈ ತಳಿಲೂ ಸಹ ಒಂದು ಒಳ್ಳೆ ಸಕ್ಕರೆ ಇಳುವರಿ ಮತ್ತು ಬೆಲ್ಲದ ಇಳುವರಿನ ನಾವು ನಿರೀಕ್ಷೆ ಮಾಡಬಹುದು. ಇದಾದ್ಮೇಲೆ ನಾವು ಇನ್ನೊಂದು ತಳಿ CO 78-04 ಅಂತ, ಇದು 1990 ಬಿಡುಗಡೆ ಮಾಡಿದೋ. ಇದನ್ನ ಬಿಡುಗಡೆ ಮಾಡೋ ಉದ್ದೇಶ ನಮ್ಮ ಒಂದು CO 419 ಏನ್ ತಳಿ ಇತ್ತು ಕೆಂಪು ಕಬ್ಬು, ಈ ತಳಿಗೆ ಹೋಲಿಕೆ ಮಾಡಿ ನಾವು ಇದನ್ನ ಬಿಡುಗಡೆ ಮಾಡಿದ್ದು. ಸೊ ಈ ಒಂದು 419ಕ್ಕಿಂತ ಒಂದು %5-10 ಇದು ಹೆಚ್ಚಿನ ಇಳುವರಿ ಕೊಡುವಂತ ತಳಿ, ಉತ್ತಮ ಸಕ್ಕಂಶ ಇರುವಂತ ತಳಿ. ಮತ್ತೆ ಸೆಲ್ಫ್ ಡಿಟ್ರಾಶಿಂಗ್, ಗರಿ ಸುಲಭವಾಗಿ ಅದೇ ಕಳಚ್ಕೊಬಿಡುತ್ತೆ, ಆ ಗುಣ ಹೊಂದಿರೋದು. ಮತ್ತೆ ಬೆಲ್ಲ ಒಂದು ಟನ್ ಕಬ್ಬರದಾಗ 100 ಕೆಜಿ ಮೇಲೆ ಬೆಲ್ಲ ಬರ್ತದೆ. ವಿಶೇಷವಾಗಿ ಬೆಲ್ಲಕ್ಕೆ ಬಹಳ ಹೆಚ್ಚಿನ ಒಂದು ಇದರಲ್ಲಿ ಈ ತಳಿ ಉಪಯೋಗಿಸ್ತಾ ಇದಾರೆ. ಸಕ್ಕರೆ ಅಂಶ ಜಾಸ್ತಿ ಇರೋದ್ರಿಂದ ಈ ತಳಿನ ಒಂದು ನಿರ್ವಹಣೆ ಬೇಸಾಯ ಕ್ರಮಗಳನ್ನ ಸರಿಯಾದ ರೀತಿಲಿ ನಿಯೋಜಿಸಬೇಕು. ಅದರಲ್ಲೂ ಈ ಅಪ್ಲ್ಯಾಂಟ್ಸ್ ಮತ್ತೆ ಎಲ್ಲಿ ಬೋರ್ವೆಲ್ ಏರಿಯಾ ಇದೆ ಅಂತ ಜಾಗದಲ್ಲಿ ಇದರ ಒಂದು ರಿಸಲ್ಟ್ ಬಹಳ ಚೆನ್ನಾಗಿ ಬಂದಿದೆ, ಮತ್ತೆ ಒಳ್ಳೆ ಬೆಳವಣಿಗೆನೂ ಸಹ ಅಂತ ಜಾಗದಲ್ಲಿ ಬಂದಿದೆ. ಎಲ್ಲಿ ನೀರಾವರಿ ಈ ಕಾಲುವೆ ಅಚ್ಚುಕಟ್ಟು ಪ್ರದೇಶದಲ್ಲಿ ನೀರಾವರಿ ಸರಿಯಾದ ರೀತಿಲಿ ಮಾಡಲಿಲ್ಲ ಅಂದ್ರೆ ಹೆಚ್ಚಿನ ಒಂದು ಇದು ಮಟ್ಟದಲ್ಲಿ ನೀರನ್ನ ನಾವು ಒದಗಿಸಿದ್ರೆ ಇದರ ಬೆಳವಣಿಗೆ ಕುಂಠಿತವಾಗಿಬಿಡುತ್ತೆ. ಫರ್ಟಿಲೈಸರ್ ಮ್ಯಾನೇಜ್ಮೆಂಟ್, ರಾಸಾಯನಿಕಗಳ ಬಳಕೆ ಅಂದ್ರೆ ರಸಗೊಬ್ಬರಗಳ ಬಳಕೆ ಮತ್ತೆ ನೀರು ನಿರ್ವಹಣೆ ಇವೆರಡೂ ಬಹಳ ಅಚ್ಚುಕಟ್ಟಾಗಿ ಈ ಒಂದು ತಳಿಗೆ ಬೇಕಾಗುತ್ತೆ. ಯಾವುದೇ ಸಕ್ಕರೆ ಹೆಚ್ಚಿನ ಮಟ್ಟದಲ್ಲಿ ಇರುವಂತಹ ತಳಿಗಳ ನಿರ್ವಹಣೆ ಬಹಳ ಪ್ರಮುಖವಾದ ಪಾತ್ರ ವಹಿಸುತ್ತದೆ. ಬೇರೆ ತಳಿಗಳಂತೆ ಸಕ್ಕರೆ ಹೆಚ್ಚಿನ ಇರುವಂತಹ ತಳಿಗಳನ್ನ ಆ ಕಾಲಕಾಲಕ್ಕೆ ಸರಿಯಾದ ರೀತಿಲಿ ಕುಂಟೆ ಹೊಡೆಯೋದೇ ಆಗಲಿ, ನೇಗಿಲು ಹಾಕೋದೇ ಆಗಲಿ, ಅಥವಾ ಗೊಬ್ಬರ ಆಗಲಿ, ನೀರು ಕೊಡೋದೇ ಆಗಲಿ, ಒಂದು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿದ್ರೆ ಒಳ್ಳೆ ಫಲಿತಾಂಶ ಬರುತ್ತೆ. ಇದನ್ನ ನಮ್ಮ ಸಕ್ಕರೆ ಕಾರ್ಖಾನೆಯವರು ಹೆಚ್ಚಿನ ಮಟ್ಟದಲ್ಲಿ ಪ್ರಚಾರ ಮಾಡಿ ರೈತರಿಗೆ ಆ ತಳಿಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಆ ಒಂದು ಕ್ಷೇತ್ರಗಳಲ್ಲಿ ಮಾಡಿಕೊಡ್ಬೇಕಾಗತ್ತೆ. ಈ 78-04 ನಮ್ಮ ಭಾಗದಲ್ಲಿ ಈಗ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿದೆ, ಯಾಕೆಂದ್ರೆ ಈ ಕೆನಲ್ ಇರಿಗೇಟೆಡ್ ಏರಿಯಾದಲ್ಲಿ ಇದರ ನಿರ್ವಹಣೆ ಸಿಗ್ ಮಾಡಲಿಲ್ಲ ಅಂದ್ರೆ ಒಂದು ಒಳ್ಳೆಯ ಫಲಿತಾಂಶ ನಾವು ನಿರೀಕ್ಷೆ ಮಾಡೋಕ್ಕಾಗಲ್ಲ. ಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಈಗಲೂ ಸಹ
ಸಹ ಸ್ವಲ್ಪ ಪ್ರಮಾಣದಲ್ಲಿ ಈ ಒಂದು ತಳಿ ನಮ್ ಕಂಡು ಬರುತ್ತೆ. ಇದಾದ್ಮೇಲೆ CO8381 ಅಂತ, ಇದು ಭೀಮಾ ಅಂತಾನೇ ಹೆಸರುವಾಸಿಯಾದ ಒಂದು ತಳಿ. ಈ ತಳಿಯನ್ನ ನಾವು ಬಿಳಿ ಕಬ್ಬು ಏನು 6275 ರೈತ ಬಾಂಧವರು, ಈಗ ನಮ್ಮ ಕಾರ್ಖಾನೆಯವರೇ ಆಗಲಿ ಅಥವಾ ರೈತ ಬಾಂಧವರಿಗೆ 6275 ಬಹಳ ಚೆನ್ನಾಗಿ ಹೊಂದ್ಕೊಬಿಟ್ಟಿದೆ. ಬಟ್ ಕಾರ್ಖಾನೆಯವರು ಇಷ್ಟಪಡ್ತಾ ಇಲ್ಲ. ಕಾರಣ, ಅದು ಸಕ್ಕರೆ, ಮಧ್ಯಮ ಸಕ್ಕರೆ ಮತ್ತೆ ಹೆಚ್ಚಿನ 14 ತಿಂಗಳಾದ್ಮೇಲೆ ಅರಿಲಿಬೇಕು. ಈ ಎಲ್ಲ ಕಾರಣಗಳಿಂದ ಈ ಒಂದು ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಕಾರ್ಖಾನೆಯವರು 6275 ಅಷ್ಟು ಆಶಾ ಭಾವನೆ ಇಲ್ಲ ಆ ತಳಿ ಬಗ್ಗೆ. ಸೊ ಇದನ್ನ ಅವರು ಸ್ವಲ್ಪ ಮ್ಯಾನೇಜ್ ಮಾಡಿದ್ರೆ, ಅಂದ್ರೆ ನಾನು ಹೇಳಿದಂಗೆ ಸ್ವಲ್ಪ ಲೇಟ್ ಪ್ಲಾಂಟಿಂಗ್ಗೆ ನಿಯೋಜಿಸಿದ್ರೆ ಮತ್ತೆ ಹಾರ್ವೆಸ್ಟಿಂಗ್ ಮಾಡೋದಾದ್ರೂ ಸಹ ನಾವು ಅಕ್ಟೋಬರ್ ಮೇಲೆ ಮಾಡಿದ್ರೆ ಒಂದು ಈ ತಳಿಲೂ ಸಹ ಒಂದು ಗುಣಮಟ್ಟದ ಸಕ್ಕರೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ರೈತ ಬಾಂಧವರಿಗೆ ಚೆನ್ನಾಗಿದೆ. ಮುಂದಿನ ದಿನಗಳಲ್ಲಿ ಕೋ ಜನರೇಷನ್ ಇವೆಲ್ಲ ಬರ್ತಾ ಇದೆ, ಎಥನಾಲ್ ಪ್ರೊಡಕ್ಷನ್. ಸೊ ಈ ಒಂದು ನಿಟ್ಟಿನಲ್ಲಿ ಕೋ ಜನರೇಷನ್ಗೆ ಈ ತಳಿ ಸಹ ಚೆನ್ನಾಗಿ ಕಂಡು ಬರ್ತದೆ ಗೊತ್ತಾಗಿದೆ. 6275 ಒಂದು ಪ್ರದೇಶನ ನಾವು ಕಡಿಮೆ ಮಾಡಬೇಕು. ಸ್ವಲ್ಪ ಸಕ್ಕರೆ ಮತ್ತೆ ಕಬ್ಬಿನ ಇಳುವರಿ ಎರಡನ್ನೂ ನಾವು ಸಮತೋಲನ ಮಾಡಿಕೊಂಡು ಒಳ್ಳೆ ಒಂದು ಇಳುವರಿ ಅಂತದ್ದು, ಸಕ್ಕರೆ ಇಳುವರಿ ಮತ್ತೆ ಕಬ್ಬಿನ ಇಳುವರಿ ಅಂತ ಒಂದು ತಳಿಗಳ ಒಂದು ಅಭಿವೃದ್ಧಿಗೆ ನಾವು ಮುಂದಾದ. ಸೊ ಈ ದಿಸೆಯಲ್ಲಿ ನಾವು CO8381 ಹೊರಗಡೆ ತಂದು, ಇದು ಒಂದು ಮಧ್ಯಮವಾದ ತಳಿ, 14 ತಿಂಗಳಿಗೆ ಕಟಾವು ಬರುವಂತ ತಳಿ. ಇದನ್ನ ವಿಶೇಷವಾಗಿ ನಾವು ಆಗಸ್ಟ್ ಮೊದಲನೇ ವಾರದಿಂದ ನವೆಂಬರ್ ತನಕ ನಿಯೋಜಿಸಿದ್ವಿ ನಾಟಿಗೆ. ಯಾವುದೇ ಕಾರಣಕ್ಕೂ ಜನವರಿ ಫೆಬ್ರವರಿಗೆ ನಾಟಿಗೆ ರೈತ ಬಾಂಧವರು ಇದನ್ನ ಬಳಸಬಾರದು. ಕಾರಣ, ನವೆಂಬರ್ ತಿಂಗಳಲ್ಲಿ ಇದು ಸೂಲಂಗಿ ಬರುತ್ತೆ. ಸೂಲಂಗಿ ಬಂದಾಗ ಪೂರ್ಣ ಪ್ರಮಾಣದಲ್ಲಿ ಸೂಲಂಗಿ ಎಲ್ಲಾ ಜಿಲ್ಲೆಗಳಲ್ಲೂ ಕಂಡು ಬರ್ತದೆ. ಸೊ ಆದ್ರಿಂದ ಇದನ್ನ ನೀವು ಆಗಸ್ಟ್ ಮೊದಲ ವಾರದಿಂದ ನವೆಂಬರ್ ತನಕ ಇದನ್ನ ನಿಯೋಜಿಸಬೇಕು. ಇದು ಕಬ್ಬು ದಪ್ಪ ಇರೋದ್ರಿಂದ, ಅಂದ್ರೆ ಒಂದು ಕಬ್ಬಿನ ತೂಕನೇ 3-4 ಕೆಜಿ ಬರೋದ್ರಿಂದ, ಕಬ್ಬಿನ ಗಾತ್ರ ದಪ್ಪ ಇರೋದ್ರಿಂದ ಇದನ್ನ ಭೀಮಾ ಹೆಸರಿನಿಂದ ಕರೆಯಲ್ಪಟ್ಟಿದೆ. ಈ ಒಂದು ತಳಿಗೆ ನೀವು ರೈತ ಬಾಂಧವರು, ನಾವು ಸಾಮಾನ್ಯವಾಗಿ ಯಾವುದೇ ಒಂದು ಕಬ್ಬಿನ ತಳಿಗೆ ಒಂದು ಎಕರೆಗೆ 3-3.5 ಟನ್ ಕಬ್ಬನ್ನು ನಾವು ಸಿಫ್ಟ್ ಮಾಡ್ತೀವಿ ನಾಟಿಗೆ. ಅಂದ್ರೆ ಆ ಒಂದು 3-3.5 ಟನ್ನಿಂದ 10-12,000 ಬಿತ್ತನೆ ಬೀಜ, 3 ಕಣ್ಗಳ ಬಿತ್ತನೆ ಬೀಜ ಸಿಗುತ್ತೆ. ಬಟ್ ಇದು ಕಬ್ಬು ದಪ್ಪ ಇರೋದ್ರಿಂದ ಮತ್ತೆ ಇಂಟರ್ನೋಡ್ ಗಿಣ್ಣು ಉದ್ದ ಇರೋದ್ರಿಂದ ಇದ ಒಂದು ಎಕರೆಗೆ 4 ಟನ್ ಬಳಸಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ 3 ಟನ್ ಬಳಸಿದ್ರೆ ನಿಮ್ದು ಸಸ್ಯಗಳ ಒಂದು ಸಂಖ್ಯೆ ಕಡಿಮೆ ಆಗಿ ಒಂದು ಉತ್ತಮ ಗುಣಮಟ್ಟದ ಇಳುವರಿನ ನಾವು ನಿರೀಕ್ಷಣೆ ಮಾಡೋಕ್ಕಾಗಲ್ಲ. ಈ ಕಬ್ಬನ್ನು ನೀವು 3 ಕಣ್ಗೆ ಕಡಿಯದೆ 2 ಕಣ್ಗೆ ನೀವು ಬಿತ್ತನೆ ತುಂಡನ್ನ ಮಾಡಿ, ಬಿತ್ತನೆ ತುಂಡು ಸ್ವಲ್ಪ ಹತ್ತತ್ರ ಬರಂಗೆ ನಾಟಿ ಮಾಡಿದ್ರೆ ಒಂದು ಒಳ್ಳೆಯ ಫಲಿತಾಂಶ, ಅಂದ್ರೆ ಎಕರೆಗೆ 80-90 ಟನ್ ರೈತ ಬಾಂಧವರೇ ಈ ಒಂದು ತಳಿಯಿಂದ ತಗೊಂಡಿದ್ದಾರೆ. ನಿಮ್ಗೆ 60-70 ಟನ್ ಸಾಮಾನ್ಯವಾಗಿ ಬಂದೇ ಬರುತ್ತೆ ಈ ತಳಿಯಿಂದ. ಮೊದಲನೇ ಬೆಳೆಯಲ್ಲಿ ತೆಂಡೆ ಒಡೆಯುವ ಸಾಮರ್ಥ್ಯ ಕಡಿಮೆ ಇದೆ, ಕೂಳೆ ಬೆಳೆಯಿಂದ ಇದರ ಸಾಮರ್ಥ್ಯ ಬಹಳ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಇದನ್ನ ನೀವು ತೆಂಡೆ ಸಾಮರ್ಥ್ಯ ಕಡಿಮೆ ಇದೆ ಅಂತ ಏನು ಇದನ್ನ ಸ್ವಲ್ಪ ದಿಗಿಲು ಪಡೋ ಅವಶ್ಯಕತೆ ಇಲ್ಲ. ಕೂಳೆ ಬೆಳೆಯಲ್ಲಿ ಚೆನ್ನಾಗಿ ತೆಂಡೆ ಬರ್ತದೆ, ಇಳುವರಿ ಬರುತ್ತೆ. ಒಂದು ಕಬ್ಬಿನ ತೂಕನೇ 3-3.5 ಕೆಜಿ, 4 ಕೆಜಿ ಬರುತ್ತೆ ಮತ್ತೆ ಎತ್ತರ 3 ಮೀಟರ್ ಬರುತ್ತೆ. ಸೊ ಜಲ್ಲೆಗಳ ಸಂಖ್ಯೆ ಸ್ವಲ್ಪ ಬಿಳಿ ಕಬ್ಬಿಗಿಂತ ಕಡಿಮೆ ಇದ್ರೂ ಇದನ್ನ ಒಂದು ಸಿಂಗಲ್ ವೈಟು ಮತ್ತೆ ಹೈಟ್ ಇಂದ ಈ ಒಂದು ಕಬ್ಬಿನ ಇಳುವರಿ ಈ ತಳಿಲು ಸಹ ಹೆಚ್ಚಿನ ಮಟ್ಟದಲ್ಲಿ ಬರ್ತಾ ಇದೆ. ವಿಶೇಷವಾಗಿ ಸಕ್ಕರೆ ಅಂಶ ಈ ಬಿಳಿ ಕಬ್ಬು ಏನೇ 6275 ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಈ ಒಂದು 8371 ತಳಿ ಕಂಡು ಬಂದಿದೆ. ಈ 8371 1999 ಬಿಡುಗಡೆ ಆದ್ರೂ ಇವತ್ತಿನ ದಿವಸ ನಮ್ಮ ಒಂದು ಭಾಗದಲ್ಲಿ ಹೆಚ್ಚಿನ ಪ್ರದೇಶದಲ್ಲಿ ಕಂಡು ಬರ್ತಾ ಇಲ್ಲ. ಕಾರಣ ಏನಪ್ಪಾ, ಇದನ್ನ ಜೂನ್ ಜುಲೈ ತಿಂಗಳಲ್ಲಿ ನಾವು ಶಿಫಾರಸು ಮಾಡಕ್ಕೆ ಹೇಳಿಲ್ಲ. ಅದೇ ಒಂದು ಪ್ರಮುಖವಾದ ಕಾರಣ. ಸಾಮಾನ್ಯವಾಗಿ KRS ತುಂಬಿ ನೀರು ನಮ್ಮ ಕಾಲುವೆಯಲ್ಲಿ ಬಂದಾಗ ಮಂಡ್ಯದಲ್ಲಿ ಜೂನ್ ಮೊದಲನೇ ವಾರ ನೀರು ಕೊಟ್ರೆ ನಮ್ಮಲ್ಲಿ ನಾಟಿ ಪ್ರಾರಂಭ ಆಗ್ಬಿಡುತ್ತೆ. ಅದು ಇಲ್ಲ ಅಂದ್ರೆ ಜುಲೈಯಲ್ಲಿ ಸಂಪೂರ್ಣ ಒಂದು 50% ಕವರ್ ಆಗ್ಬಿಡುತ್ತೆ ಪ್ಲಾಂಟಿಂಗ್. ಸೊ ಆಗಸ್ಟ್ ಬರೋ ತನಕ ಏರಿಯಾ ಉಳ್ಕೊಳ್ಳೋದೆ ಕಡಿಮೆ. ಸೊ ಸಾಮಾನ್ಯವಾಗಿ ಜೂನ್ ಜುಲೈ ಆಗಸ್ಟ್ ಅಲ್ಲಿ 60-70% ಏರಿಯಾ ಕವರ್ ಆಗ್ಬಿಡುತ್ತದೆ ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ. ಒಂದು 15-20% ಅಕ್ಟೋಬರ್ ನವೆಂಬರ್ಗೆ ಹೋಗುತ್ತೆ. ಜನವರಿ ಫೆಬ್ರವರಿಲಿ ಒಂದು 5-10% ನಮ್ಮಲ್ಲಿ ನಾಟಿ ಮಾಡುವ ಒಂದು ರೂಢಿ ನಮ್ಮ ಭಾಗದಲ್ಲಿ. ಸೊ ಹೆಚ್ಚಿನ ಒಂದು ಪ್ರದೇಶದಲ್ಲಿ ಬರುವಂತದ್ದು ಜೂನ್ ಜುಲೈ ಆಗಸ್ಟ್. ಜೂನ್ ಜುಲೈ ಆಗಸ್ಟ್ ತಿಂಗಳಲ್ಲಿ ನಾಟಿ ಮಾಡಿದಾಗ ವಿಶೇಷವಾಗಿ ಬೇರೆ ಎಲ್ಲಾ ಅಂಗಾಮಿಗೂ ಹೋಲಿಸ್ ನೋಡಿದಾಗ ಇದರಲ್ಲಿ ಅತ್ಯಂತ ಹೆಚ್ಚಿನ ಇಳುವರಿ ಪಡೆಯಬಹುದು ಕಬ್ಬಿನ ಒಂದು ಇಳುವರಿಯಲ್ಲಿ. ಸಕ್ಕರೆ ಇಳುವರಿ ನಾವು ಹೆಚ್ಚಿಗೆ ತಗೋಬೇಕು, ಬೆಲ್ಲ ಉತ್ತಮವಾಗಿ ಬರಬೇಕು ಅಂದ್ರೆ ಆಗಸ್ಟ್ ಅಕ್ಟೋಬರ್ ನವೆಂಬರ್ ತಿಂಗಳ ನಂತರ ಕಟಾವು ಮಾಡಿದಾಗ ನಮಗೆ ಸಕ್ಕರೆಲ್ಲಾಗಲಿ ಬೆಲ್ಲದಾಗಲಿ ಒಳ್ಳೆ ಉತ್ತಮವಾದ ಫಲಿತಾಂಶ ಕಂಡು ಬಂದಿದೆ ಎಲ್ಲಾ ತಳಿಗಳಲ್ಲೂ. ಸೊ ವಿಶೇಷವಾಗಿ ಬೆಲ್ಲಕ್ಕೆ ಅಥವಾ ಸಕ್ಕರೆಗೆ ಬೇರೆ ಬೇರೆ ತಳಿಗಳಿದೆ. ಬಟ್ ಜನರಲ್ ಆಗಿ ನಾನು ಹೇಳ್ತಾ ಇದ್ದೆ, ಯಾವಾಗ ಕಟಾವು ಮಾಡಿದ್ರೆ ಒಂದು ಉತ್ತಮ ಸಕ್ಕರೆ ಅಥವಾ ಬೆಲ್ಲದ ಒಂದು ಫಲಿತಾಂಶ ಚೆನ್ನಾಗಿ ನಾವು ನಿರ್ವಹಣೆ ಮಾಡಬೇಕು ಅಂದ್ರೆ ಆ ಟೈಮಲ್ಲಿ ಕಟಾವು ಮಾಡಿ ನೀವು ತಗೊಂಡಾಗ ಒಳ್ಳೆ ಒಂದು ರಿಸಲ್ಟ್ ಕಂಡು ಬಂದಿದೆ. 83-71 ಆದ್ಮೇಲೆ ನಾವು
ಇನ್ನೊಂದು ತಳಿಯನ್ನ ಬಿಡುಗಡೆ ಮಾಡಿದ ನಮ್ಮ ಒಂದು ಕೇಂದ್ರದಿಂದ 2005. ಈ ಬಿಳಿ ಉಣ್ಣೆ ಅಂತ ನಿಮ್ಗೆ 2004-05 ಕಂಡು ಬಹಳ ಭಯಾನಕವಾಗಿ ಒಂದು ಕಬ್ಬು ಬೆಳೆಗಾರರಿಗೆ ಇದು ನಮ್ಮ ದಕ್ಷಿಣ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಹರಡಿ ಸ್ವಲ್ಪ ವರ್ಷ ಇದ್ದು ಆಮೇಲೆ ಕಣ್ಮರೆ ಆಯ್ತು. ಇತ್ತೀಚೆಗೆ ಈಗಲೂ ಎಲ್ಲೋ ಅಲ್ಲಲ್ಲಿ ಸ್ವಲ್ಪ ಕಂಡು ಬರ್ತಾ ಇದೆ. ಸೊ ಈ ಒಂದು ದೇಶದಲ್ಲಿ ಆ ಒಂದು ಟೈಮ್ನಲ್ಲಿ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಕಬ್ಬು ಬೆಳೆಗಾರರು ಆ ಒಂದು ಕೀಟ ಅದು ನಮಗೆ ಕಂಡು ಬಂದಿದ್ದು. ಅದಕ್ಕೆ

0: ಬಟ್ ಏನಂದ್ರೆ ಆ ಕಟಾವ್ ಮಾಡಿದಾಗ ಜ್ಯೂಸ್ ಅಂಶ ಕಬ್ಬಿನಲ್ಲಿ ಏನು ಜ್ಯೂಸ್ ಬರ್ಕೋ ಅದು ಅಷ್ಟು ಜಾಸ್ತಿ ಬರೋದಿಲ್ಲ, ಮತ್ತೆ ಸಕ್ಕರೆ ಅಂಶ ಕಡಿಮೆ ಇದೆ. ಇತ್ತೀಚೆಗೆ ಈ ಒಂದು ತಳಿಗೆ ಈ ಸ್ಮಟ್ ಕಾಡಿಗೆ ರೋಗ ಅಂತ ನಮ್ಮಲ್ಲಿ ಕಂಡು ಬರೋದಿಲ್ಲ, ಅದು ಉತ್ತರ ಕರ್ನಾಟಕ ಮತ್ತು ಬೇರೆ ರಾಜ್ಯಗಳಲ್ಲಿ ಹೆಚ್ಚಿನ ಒಂದು ಮಟ್ಟದಲ್ಲಿ ಅದು ರೋಗ ಕಂಡು ಬರ್ತಾ ಇದೆ. ಸೊ ಕಾಡಿಗೆ ರೋಗ ಈ ತಳಿಗೆ ನಮ್ಮಲ್ಲಿ ಕಾಣಿಸ್ತು. ಆ ದೃಷ್ಟಿಯಿಂದ ಈ ಒಂದು ತಳಿನ ನಾವು ಮುಂದೆ ಹೆಚ್ಚಿನ ಪ್ರದೇಶಕ್ಕೆ ಮಲ್ಟಿಪ್ಲಿಕೇಶನ್ ಮಾಡಿದೆ, ಸದ್ಯಕ್ಕೆ ತಡೆದಿದ್ದೀವಿ. ಸೊ ಇದಾದ್ಮೇಲೆ COVC 99463 ಅಂತ ಇದೊಂದು ಹೊಸ ತಳಿ, 2011 ಅಧಿಕೃತವಾಗಿ ನಮ್ಮ ರಾಜ್ಯದ ದಕ್ಷಿಣ ಜಿಲ್ಲೆಗಳಿಗೆ ನಾವು ಬಿಡುಗಡೆ ಮಾಡಿದ್ದೀವಿ. ಇದು ವಿಶಾಲ್ ಎಂಬ ಹೆಸರಿನಿಂದ ಬಿಡುಗಡೆ ಆಗಿದೆ. ಇತ್ತೀಚೆಗೆ ಎಲ್ಲಾ ತಳಿಗಳಿಗೂ ನಂಬರ್ ಜೊತೆ ಹೆಸರನ್ನು ಸಹ ನಾವು ಕೊಡ್ತಾ ಇದ್ದೀವಿ. ಇದು ಒಂದು ಮಧ್ಯಮಾವಧಿ ತಳಿ, 12-14 ತಿಂಗಳು. ಇದನ್ನ ನಾವು ಬಿಳಿ ಕಬ್ಬು 6275 ವಿಶೇಷವಾಗಿ ಹೋಲಿಕೆ ಮಾಡಿ ನಾವು ಎಲ್ಲಾ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡಿದ್ದೀವಿ. ಒಳ್ಳೆ ಇಳುವರಿ ಬರುವಂತ ತಳಿ, ಎಕರೆಗೆ 80-90 ಟನ್ನು ಸಹ ರೈತರು ಬಂದವರು ತಗೊಂಡಿದ್ದಾರೆ. ಇದು 12-14 ತಿಂಗಳಿಗೆ ನಾವು ಮಾತ್ರ ಶಿಫಾರಸ್ ಮಾಡಿರೋದು. 14 ತಿಂಗಳ ಮೇಲೆ ಹೋದ್ರೆ ಇದು ಮೆಚುರಿಟಿ ಸಿಂಪ್ಟಮ್ಸ್ ಏನು ಎಲ್ಲೋ ಹಿಂಗ್ ಬರ್ತದೆ, ಅದು ಹೆಚ್ಚಿನ ಪ್ರಮಾಣ ಕಂಡು ಬರುತ್ತೆ. ಒಳಗಡೆ ಕಬ್ಬಿನಲ್ಲಿ ಪಿತ್ ಫಾರ್ಮೇಶನ್ ಟೊಳ್ಳು ಬಂದ್ಬಿಡುತ್ತೆ. ಸೊ ಆದ್ರಿಂದ ಕಾರ್ಖಾನೆಯವರು ಇದನ್ನ 14 ತಿಂಗಳ ಒಳಗಡೆ ಕಟಾವ್ ಮಾಡಬೇಕು. ಆದ್ರೆ ಮೇಲ್ ಮಾಡಕ್ ಹೋದ್ರೆ ರೈತರಿಗೆ ತೊಂದರೆ ಆಗುತ್ತೆ. ಇದೊಂದು ಕಾರ್ಖಾನೆಯವರು ಅದನ್ನ ಸರಿಯಾದ ರೀತಿಯಲ್ಲಿ ಅದರ ಏನು ನಾವು ಸೈಂಟಿಸ್ಟ್ ಹೇಳಿದೀವಿ ಅದರ ಬಗ್ಗೆ ಪ್ಯಾಕೇಜ್ ಕೊಟ್ಟಿದೀವಿ ಆ ಪ್ರಕಾರ ಕಟಿಂಗ್ ಆರ್ಡರ್ ಕೊಟ್ರೆ ಇದು ಸಹ ಒಂದು ಉತ್ತಮವಾದ ಫಲಿತಾಂಶ ಕಾರ್ಖಾನೆಯವರಿಗೂ ಬರುತ್ತೆ, ಮತ್ತೆ ರೈತರು ಸಹ ಒಂದು ಉತ್ತಮವಾದ ಫಲಿತಾಂಶ ತಗೋಬಹುದು. COVC 99463 ಇದು ಒಂದು ಈ ಶುಷ್ಕ ವಾತಾವರಣ ಬರಕತೆ ಬೇರೆ ತಳಿಗಳಿಗಿಂತ ಚೆನ್ನಾಗಿ ಕಂಡು ಬಂದಿದೆ. ಸೊ ಇದನ್ನು ಸಹ ರೈತ ಬಾಂಧವರು ಎಲ್ಲಿ ನೀರಿನ ಕೊರತೆ ಅಂದಾಗ ನಾನು ಸಂಪೂರ್ಣವಾಗಿ ಈಗೇನು ವಾರಕ್ಕೆ 8 ದಿವಸಕ್ಕೆ ಒಂದ್ಸರಿ ನೀರೇನುತ್ತಾ ಇದ್ರೆ ಅದನ್ನ ಡಬಲ್ 15 ದಿವಸಕ್ಕೆ ಒಂದ್ಸರಿ ಕೊಟ್ರೆ ತಡ್ಕೊಳ್ಳುವಂತ ಶಕ್ತಿ ಇರ್ತದೆ. ಹಂಗಂತ 1 ತಿಂಗಳಿಗೆ ನೀವು ನೀರು ಕೊಡೋದಾದ್ರೆ ಕಬ್ಬು ನೀರು ಬೇಕೇ ಬೇಕು. ನೀರು ಯಾವುದೇ ತೊಂದರೆ ಆದ್ರೆ ಕಬ್ಬಲ್ಲಿ ನಿಮ್ಮ ಉತ್ತಮ ಒಂದು ಇಳುವರಿ ತಗೊಳಕಾಗಿಲ್ಲ. ಸೊ ಇದಾದ್ಮೇಲೆ ನಾವು ಈ 6275 ನಮ್ಮ ಶುಗರ್ ಕೇನ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ವರ್ಕರ್ಸ್ ಮೀಟ್ ಅಲ್ಲಿ ಇದ್ರ ಬಗ್ಗೆ ಎಲ್ಲಾ ಕಾರ್ಖಾನೆಯವರು ಪದೇ ಪದೇ 6275 ಏರಿಯಾ ಕಡಿಮೆ ಮಾಡಬೇಕು, ಅದರಷ್ಟೇ ಇಳುವರಿ ಕೊಡುವಂತ ತಳಿ ತರಬೇಕು, ನೀವು ಸಕ್ಕರೆ ಅಂಶ ಅದಕ್ಕಿಂತ ಚೆನ್ನಾಗಿರಬೇಕು ಅಂತ ಪ್ರತಿ ನಮ್ಮ R&D ಮೀಟಿಂಗ್ ಅಲ್ಲೂ ಈ ಪ್ರಶ್ನೆ ಉದ್ಭವ ಆಗ್ತಿತ್ತು. ಸೊ ಈ ದೃಷ್ಟಿ ನಾವೊಂದು ಹೊಸ ತಳಿ ಅಭಿವೃದ್ಧಿ ಮಾಡಿಸಿ ರೈತರಿಗೂ ಅದು ಅನುಕೂಲವಾಗಿರಬೇಕು, ಕಾರ್ಖಾನೆಯವರಿಗೂ ಅನುಕೂಲ ಆಗಿರಬೇಕು, ಬೆಲ್ಲ ಮಾಡೋರಿಗೂ ಅನುಕೂಲ ಆಗಬೇಕು. ಈ ಒಂದು ದೃಷ್ಟಿಲಿ ನಾವು ಒಂದು VCF 517 ಎಂಬ ಹೊಸ ತಳಿನ ನಾವು ಅಭಿವೃದ್ಧಿಪಡಿಸಿ ಈಗ ಅದು ಕ್ಷೇತ್ರ ಪ್ರಯೋಗದಲ್ಲಿದೆ ಅಧಿಕೃತವಾಗಿ. ಸೊ ನಾನು ಈಗಾಗಲೇ 2 ವರ್ಷದಿಂದ ಅದನ್ನ ಸಾಮಾನ್ಯವಾಗಿ ಕಬ್ಬನ್ನ ನಾವು ಹೊಸ ತಳಿ ಬಂದಾಗ ಅದು ಒಂದು ಹೊಸ ತಳಿ ಕಬ್ಬನ್ನ ಹೊರಗಡೆ ತರಬೇಕು ಅಂದ್ರೆ ಕನಿಷ್ಠ 6-7 ವರ್ಷ ಆಗುತ್ತೆ. ಸೊ ಅದೆಲ್ಲ ಒಂದು 2 ಮೊದಲನೇ ಬೆಳೆ ಕೂಳೆ ಬೆಳೆ ಬೆಳೆದು ಮತ್ತೆ ಬೇರೆ ಬೇರೆ ಸಂಶೋಧನಾ ಕೇಂದ್ರದಲ್ಲಿ ಕಾರ್ಖಾನೆ ವ್ಯಾಪ್ತಿಯಲ್ಲಿ ಅದನ್ನು ಬೆಳೆದು ನೋಡಿ ಅದಕ್ಕೆ ರೋಗ ಕೀಟಗಳ ಬಾಧೆ ಎಲ್ಲಾ ಸಂಪೂರ್ಣವಾಗಿ ಮಾಡಿ ಆಮೇಲೆ ಕ್ಷೇತ್ರ ಪ್ರಯೋಗಕ್ಕೆ ನಾವು ಅದ ತಳಿನ ನಾವು ಬಿಡುಗಡೆ ಮಾಡಬೇಕು. ಈ ದೃಷ್ಟಿಯಲ್ಲಿ ನಾವು ಕಬ್ಬನ್ನ ತಳಿನ ಹೊಸದು ತರುವಾಗ ಅಷ್ಟು ಸುದೀರ್ಘವಾದ ಕೆಲಸ ಮಾಡಬೇಕಾಗತ್ತೆ. ಈಗ ಇದನ್ನ ಈ ಎಲ್ಲಾ ನಾವು ನಮ್ಮ ಕೇಂದ್ರಗಳಲ್ಲಿ ಪರೀಕ್ಷೆ ಮಾಡಿದ್ಮೇಲೆ ಕಾರ್ಖಾನೆಯಿಂದ ಒಂದು ಬಿಗ್ ಮಿಲ್ ಟೆಸ್ಟ್ ಮಾಡಬೇಕಾಗತ್ತೆ. ಟೆಸ್ಟ್ ರಚ್ಚಿ 300 ಟನ್ ನಾವು ಸಪ್ಲೈ ಮಾಡಿ ಅದೇ ಸೇಮ್ ರೇಟಿನ ಅಲ್ಲಿ ಬಿಗ್ ಮಿಲ್ ಟೆಸ್ಟ್ ರಿಸಲ್ಟ್ಸ್ ನಾವು ಈ ರಿಲೀಸ್ ಟೈಮಲ್ಲಿ ನಾವು ಪ್ರೆಸೆಂಟ್ ಮಾಡಬೇಕಾಗತ್ತೆ. ಈ ಒಂದರಿಂದ ನಾನು 2 ವರ್ಷದ ಹಿಂದೆನೆ ಅದನ್ನ ಸಕ್ಕರೆ ಕಾರ್ಖಾನೆ ವ್ಯಾಪ್ತಿಯಲ್ಲಿ ರೈತರಿಗೆ ಕೊಟ್ಟಿದ್ದೆ ನಾನು. ಸೊ ಅವರು ಇದನ್ನ ಬೆಳೆದು ಅವ್ರಿಗೆ ಕಾನ್ಫಿಡೆನ್ಸ್ ಬಂದು ಈಗ ಅದು ಮಲ್ಟಿಪ್ಲೈ ಆಗಿ 5,000 ಎಕರೆ ಬಿಫಲೀಸೆ ಕವರ್ ಆಗ್ಬಿಟ್ಟಿದೆ. ಸೊ ಅಷ್ಟರ ಮಟ್ಟಿಗೆ ಅವ್ರಿಗೆ ಅದು ಇಷ್ಟವಾಗ್ಬಿಟ್ಟಿದೆ ರೈತರಿಗೆ. ಅದರದ್ದು ಏನು ಸ್ಪೆಷಾಲಿಟಿ, ಅದರ ಗುಣಧರ್ಮಗಳು ಏನಂದ್ರೆ ಇದು ಒಂದು ಮಧ್ಯಮಾವಧಿ ತಳಿ, 12-14 ತಿಂಗಳಿಗೆ ಕಟಾವ್ ಮಾಡೋದು.
1: ತಳಿ ಹೆಸರೇನು ಸರ್?
0: ತಳಿ VC Farm 517 ಅಂತ 0517 ಯಾಕೆ ಸೇರಿಸಿದ್ರೆ ಅಂದ್ರೆ 2015 ಕ್ರಾಸಿಂಗ್ ಮಾಡಿದ್ದು. ಸೊ ಅದರದ್ದು ಪ್ರಾಡಕ್ಟ್ ಅದು. ಸೊ ಇದನ್ನ ನಮ್ಮ ಕೇಂದ್ರದಲ್ಲೇ ಪ್ರಪ್ರಥಮವಾಗಿ ಅಭಿವೃದ್ಧಿಪಡಿಸಿ ಅದನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ. ಇದು ಇಳುವರಿ ಸಾಮರ್ಥ್ಯದಲ್ಲಿ ಈಗ ಏನು ಎಕ್ಸಿಸ್ಟಿಂಗ್ ವೆರೈಟಿ ಏನಿವೆ ನಮ್ಮ ಒಂದು ಭಾಗದಲ್ಲಿ ಅವನ್ನೆಲ್ಲ ಬೀಟ್ ಮಾಡಿದೆ. ಈಗ ಏನು ರೈತ ಬಾಂಧವರು ಏನು ಕಬ್ಬನ್ನು ಬೆಳೆದು ಏನು ಈಲ್ಡ್ ತಗೋತಾ ಇದ್ದಾರೆ ಅದ್ರ ಮೇಲೆ ಎಲ್ಲಾ ರೈತ ಬಾಂಧವರು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ, ಅದ್ರ ಮೇಲೆ ಕನಿಷ್ಠ 10-20 ಟನ್ ಎಕ್ಸ್ಟ್ರಾ ಬರುತ್ತೆ. ಸೊ ಈ ಒಂದು ಇದರಲ್ಲಿ ರೈತರಿಗೆ ಆಲ್ರೆಡಿ ಕನ್ವಿನ್ಸ್ ಆಗಿ ಎಲ್ಲಾ ಕಾರ್ಖಾನೆಯವರು ಬಿಗ್ ಮಿಲ್ ಟೆಸ್ಟ್ ಅಲ್ಲೂ ಒಳ್ಳೆ ರಿಸಲ್ಟ್ ಬಂದಿದೆ, ಸಕ್ಕರೆ ರಿಕವರಿ ಬಹಳ ಚೆನ್ನಾಗಿ ಬಂದಿದೆ, ಎಲ್ಲಾ ಅಂಶಗಳು ಚೆನ್ನಾಗಿ ಬಂದಿದೆ, ಸಕ್ಕರೆ ಕಾರ್ಖಾನೆಯವರು ಕನ್ವಿನ್ಸ್ ಆಗಿದ್ದಾರೆ. ಈಗ ಎಲ್ಲಾ ಸಕ್ಕರೆ ಕಾರ್ಖಾನೆ ವ್ಯಾಪ್ತಿಯಲ್ಲಿ ಅದು ಹೆಚ್ಚಿನ ಮಟ್ಟದಲ್ಲಿ ಮಲ್ಟಿಪ್ಲಿಕೇಶನ್ ತಗೊಂಡಿದ್ದಾರೆ. ಈ ಅಂಶಗಳು ಹೇಳೋದ್ರ ಜೊತೆ ಇದರದ್ದು ನೆಗೆಟಿವ್ ಪಾಯಿಂಟ್ಸ್ ನಾನು ಸ್ವಲ್ಪ ಹೇಳಬೇಕಾಗತ್ತೆ. ಇದು ಸಹ ಪೂರ್ಣ ಪ್ರಮಾಣದಲ್ಲಿ ಸೋಲಂಗಿ ಬರುವಂತ ತಳಿ, ಇದು ಸಾಮಾನ್ಯವಾಗಿ November 2 ಸಂಪೂರ್ಣವಾಗಿ ಸೋಲಂಗಿ ಕಾಣಿಸ್ತದೆ. ಇದು ಈಗ ಬರುವಂತ ಒಂದು ಇದು ಸಂದರ್ಭದಲ್ಲಿ ನಾನು ಹೇಳಬೇಕು ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಸೋಲಂಗಿ ಬರೋದು ಅಷ್ಟು ಒಳ್ಳೆ ಇದಲ್ಲ. ಸೊ

0: ಎಲ್ಲಾ ಜಲ್ಲೆಗಳು ಬಂದಾಗ ಕಟಾವ್ ಮಾಡಿ ಅದನ್ನ ಕಂತೆ ಕಟ್ಟಿ ಇದು ಮಾಡಕ್ ಹೋದಾಗಲೂ ನಮ್ಗೆ ಬೈಂಡಿಂಗ್ ಮೆಟೀರಿಯಲ್ ಸಿಗೋದಿಲ್ಲ. ಇದೊಂದು ಸಮಸ್ಯೆ ಇದೆ, ಇದು ಮುಂದೆ ಚೇಂಜ್ ಆಗ್ಬಹುದು. ಸಾಮಾನ್ಯವಾಗಿ ಮೊದಲು ನಾವು 62-175 ಬಿಡುಗಡೆ ಮಾಡಿದಾಗ ಅದು ಇದೇ ಮಟ್ಟದಲ್ಲಿ ಸೋಲಂಗಿ ಬರ್ತಿತ್ತು, ಇತ್ತೀಚೆಗೆ ಅದು ಬಹಳ ಕಡಿಮೆ ಪ್ರಮಾಣದಲ್ಲಿ ಸೋಲಂಗಿ ಬರ್ತಾ ಇದೆ. ಸೊ ಅದೇ ರೀತಿ ಇದನ್ನು ನಾವು ಇದ್ ಮಾಡಬಹುದು. ಇನ್ನೊಂದೇನು ಅಂದ್ರೆ ಈಗ ಈ ಸಾರಿ ಈ ಹಂಗಾಮಿನಲ್ಲಿ ನೋಡಿದ್ರೆ ನೀವು ಹೆಚ್ಚಿನ ಬಿಸಿಲು 39-40 ರೀಚ್ ಆಗ್ಬಿಟ್ಟು ನಮ್ಮ ಸದ ಮಂಡ್ಯ ಮೈಸೂರು ಹಾಸನ. ಸೊ ಈ ಒಂದು ಹೈ ಟೆಂಪರೇಚರ್ ಇದ್ದಾಗ ಇದಕ್ಕೊಂದು ಮೈಟ್ ಬರ್ತದೆ, ಅದೇನಂದ್ರೆ ಎಲೆಯಲ್ಲಿ ರಸ ತಗೋಬಿಟ್ಟು ಅದು ಸ್ವಲ್ಪ ಡಿಸ್ಕಲರೇಷನ್ ಮಾಡುತ್ತೆ, ಮಳೆ ಬಿದ್ದು ಬಿಟ್ರೆ ಹೊರಟೋಗುತ್ತೆ. ಸೊ ಇದೊಂದು ಕಾಣಿದೆ ಈ ತಳಿಗೆ. ಮತ್ತೆ ಹೂವು ಒಂದು, ಆದ್ರಿಂದ ನಾವು ಶಿಫಾರಸು ಮಾಡಿರೋದು ಈ ತಳಿನ ಜುಲೈ ಮೊದಲನೇ ವಾರದಿಂದ ನವೆಂಬರ್ ತನಕ ಮಾತ್ರ.
1: ಸಕ್ಕರೆ ಅಂಶದ ಬಗ್ಗೆ,
0: ಸಕ್ಕರೆ ಅಂಶ ಬೆಳಿ ಕಮ್ಮಿ, ಈಗ 80-32 ಚೆಕ್ ವೆರೈಟಿ ಸಕ್ಕರೆಗೆ. ಏನ್ ನಯನ ಬೆಳೀತಾ ಇದಾರೆ ಈಗ ಬನ್ನಾರಿ ಆಗಲಿ ಎನಿ ಪ್ರೈವೇಟ್ ಫ್ಯಾಕ್ಟರಿ ಏರಿಯಾದಲ್ಲಿ ಸಿಒ 86-32 ಸಕ್ಕರೆ ಅಂಶ ಹೆಚ್ಚಿರುವಂತ ತಳಿ, ಕಾರ್ಖಾನೆಯವರಿಗೆ ಬಹಳ ಇಷ್ಟ ತಳಿ, ಅದರಷ್ಟೇ ನಮಗೆ ಸಕ್ಕರೆ ಬರ್ತಾ ಇದೆ, ಅದಕ್ಕಿಂತ 25% ಇಳುವರಿ ಜಾಸ್ತಿ ಬರ್ತಾ ಇದೆ. ಸೊ ನಮ್ಮ ಸಂಶೋಧನೆ ಪ್ರಕಾರ ಈ 86-32 35-35% ಎಕ್ಸ್ಟ್ರಾ ಇಳುವರಿ ಬಂದಿದೆ. ಬಿಳಿ ಕಬ್ಗೆ 20-25% ಎಕ್ಸ್ಟ್ರಾ ಇಳುವರಿ ಬಂದಿದೆ ಈ ತಳಿಲಿ. ಸೊ ಇದು ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ಕೂಳೆ ಬೆಳೆ ಚೆನ್ನಾಗಿ ಕುಳೆ ಇಳು ಬರ್ತದೆ. ಆಲ್ಮೋಸ್ಟ್ ಮೊದಲನೇ ಬೆಳೆ ಏನ್ ಬರ್ತದೆ ಅಷ್ಟೇ ಕೂಳೆ ಬೆಳೆ ಬಂದಿದೆ ನಮ್ಮಲ್ಲಿ ಸಂಶೋಧನೆ. ಈವನ್ ರೈತರು ಸಹ ಅದನ್ನ ಬೆಳೆದು ಅದನ್ನ ಕನ್ವಿನ್ಸ್ ಆಗಿದೆ. ಅದು
1: 517 ತಳಿ ಆದ್ಮೇಲೆ,
0: 517 ಆದ್ಮೇಲೆ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ನಾವು ರೈತ ಮತ್ತೆ ಕಾರ್ಖಾನೆಯವರು ಇಬ್ಬರು ನೋಡಿ ನಾವು ತಳಿಗಳನ್ನ ಅಭಿವೃದ್ಧಿಪಡಿಸಿ ಹೊರಗಡೆ ತರಬೇಕಾಗಿದೆ. ಸೊ ಈ ದೃಷ್ಟಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಮ್ಮ ಕೇಂದ್ರದಲ್ಲಿ ಮತ್ತೆ ಅದೇ ನಮ್ಮ ಸಂಶೋಧನಾ ಕೇಂದ್ರ ನಮ್ಮ ಕೊಯಮತ್ತೂರು ಏನಿದೆ ಶುಗರ್ ಕೇನ್ ಬ್ರೀಡಿಂಗ್ ಇನ್ಸ್ಟಿಟ್ಯೂಟ್, ಅಲ್ಲೂ ಸಹ ನಾವು ಕ್ರಾಸಿಂಗ್ ಪ್ರೋಗ್ರಾಮ್ ತಗೊಳ್ತೀವಿ. ನವೆಂಬರ್ ತಿಂಗಳಲ್ಲಿ ನಮ್ಮ ಶುಗರ್ ಕೇನ್ ಬಿಲ್ಡರ್ ಇನ್ನೊಬ್ರು ಇದಾರೆ, ಅವರು ಅಲ್ಲಿ ಹೋಗಿ ಕ್ರಾಸಿಂಗ್ ಮಾಡಿ ಆ ಒಂದು ಪ್ಲಫ್ ಅನ್ ತಂದು ಇಲ್ಲಿ ನಮ್ಮ ಲೋಕಲ್ ಕಂಡೀಷನ್ ಏರಿಯಾಗೆ ಏನನ್ನ ಡೆವಲಪ್ ಮಾಡಿ ಈಗ ಬಿಡುಗಡೆ ಹಂತದಲ್ಲಿ ಸಾಕಷ್ಟು ತಳಿಗಳಿದೆ. ಸೊ ಇದು ಎಲ್ಲಾ ಪರೀಕ್ಷೆ ಮಾಡಿ ನಾವು ಒಂದೊಂದು ನಿಧಾನವಾಗಿ ಇದನ್ನು ಬಿಡುಗಡೆ ಮಾಡಬೇಕಾಗತ್ತೆ. ಸೊ ಈ ದೃಷ್ಟಿಯಲ್ಲಿ ನಮ್ಮ ಬೇರೆ ಬೇರೆ ಸನ್ನಿವೇಶಕ್ಕೆ ಬೇರೆ ಬೇರೆ ಕಾಲಕ್ಕೆ ಈ ಒಂದು ಇದಕ್ಕೆ ನಮ್ಮಲ್ಲಿ ಸಾಕಷ್ಟು ತಳಿಗಳು ಈಗ ರೆಡಿ ಇದೆ. ರೈತ ಬಾಂಧವರು ಇದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಬೇಕಾಗತ್ತೆ. ಮತ್ತೆ ಬಿತ್ತನೆ ಬಗ್ಗೆ ನಾವು ಈ ಸಾರಿ ಏನೋ ದೇವರ ದಯದಿಂದ ಈ ಸಾರಿ ಮಳೆ ಚೆನ್ನಾಗಿ KRS ತುಂಬಿ ನಮ್ಮಲ್ಲಿ ಎಲ್ಲಾ ಒಂದು ತಳಿಗಳನ್ನ ಬಿತ್ತನೆ ಬೀಜೋತ್ಪಾದನೆಯನ್ನು ಹೆಚ್ಚಿನ ಮಟ್ಟದಲ್ಲಿ ಈ ಸಾರಿ ತಗೊಳ್ಬೇಕು ಅಂತ ಇದ್ದೀವಿ. ಮುಂದಿನ ವರ್ಷಗಳಲ್ಲಿ ಅವರಿಗೆ ಎಲ್ಲಾ ತಳಿಗಳ ಒಂದು ಲಭ್ಯತೆ ಬೀಜದ ಲಭ್ಯತೆ ಸಿಗುತ್ತೆ. ಮತ್ತೆ ನಮ್ಮ ಕೇಂದ್ರದಲ್ಲಿ ಅಂಗಾಂಶ ಕೃಷಿ ಕಬ್ಬಿನಲ್ಲಿ, ಸೊ ಇದನ್ನು ಸಹ ಒಂದು ಹೊಸ ಪ್ರಾಜೆಕ್ಟ್ ಬಂದು ಅದನ್ನ ನಾವು ಈಗ ವಿಶೇಷವಾಗಿ CO 86-032 ತಳಿ. ಯಾತಕ್ಕೆ ಅಂಗಾಂಶ ಕೃಷಿ ಈ ತಳಿಗೆ ನಾವು ವಿಶೇಷವಾಗಿ ಒತ್ತು ಕೊಡ್ತಾ ಇದೀವಿ ಅಂದ್ರೆ ಈ CO 86-032 ತಳಿ ಇವತ್ತಿನ ದಿವಸ ನಮ್ಮ ದೇಶದ ದಕ್ಷಿಣ ಭಾಗದ ರಾಜ್ಯಗಳೇನಿದೆ ಅದರಲ್ಲಿ ನಂಬರ್ ಒನ್ ವೆರೈಟಿ. ಎಲ್ಲಾ ಸಕ್ಕರೆ ಕಾರ್ಖಾನೆಗಳು ಇದನ್ನ ಹೆಚ್ಚಿನ ಮಟ್ಟದಲ್ಲಿ ಇಷ್ಟಪಡುವಂತ ತಳಿ. ಬಟ್ ಇದರದೇ ನ್ಯೂನತೆಗಳು ತಳಿಗಳಲ್ಲಿ ಸಾಕಷ್ಟಿದೆ. ಸೊ ಕಾರ್ಖಾನೆಯವರು ರೈತರಿಗೆ ಅದನ್ನ ಹೆಚ್ಚಿನ ಒಂದು ಪ್ರಾತ್ಯಕ್ಷತೆ ಮಾಡಿ ಅದರ ಸಾಧಕ ಬಾಧಕ ತಿಳಿಸಿ ಈ ತಳಿನ ಮೇಂಟೈನ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಇಲ್ಲಾಂದ್ರೆ ಇದೇ ಲಾಂಗ್ ರನ್ ಅಲ್ಲಿ ಉಳಿಸ್ಕೊಳ್ಳಕ್ಕೆ ಬಹಳ ಕಷ್ಟ ಆಗುತ್ತೆ. ನಾನು ಈ ಸಂದರ್ಭದಲ್ಲಿ ಕಾರ್ಖಾನೆಯವರಿಗೆ ಹೇಳ್ತಾ ಇರೋದು, ಸೊ ಈ ತಳಿ ಚೆನ್ನಾಗಿ ಬರ್ತದೆ, ಬಟ್ ಇದು ನಿರ್ವಹಣೆ ಬಹಳ ಪ್ರಮುಖವಾದ ಅಂಶ. ಇತ್ತೀಚೆಗೆ ಈ ತಳಿಗೆ ಈ ಯೆಲ್ಲೋ ಲೀಫ್ ಡಿಸೀಸ್ YLD ಅಂತ ವೈರಸ್ ಡಿಸೀಸ್ ಅದು ಹೆಚ್ಚಿನ ಪ್ರದೇಶದಲ್ಲಿ ಈ ತಳಿಗೆ ವಿಶೇಷವಾಗಿ ಕಾಣಿಸ್ಕೊತಾ ಇದೆ. ಅದು ಕೂಳೆ ಬೆಳೆಗೆ ಹೆಚ್ಚಿನ ಮಟ್ಟದಲ್ಲಿ ಕಾಣಿಸ್ಕೊಳ್ತಾ ಇದೆ ನೆಗ್ಲೆಕ್ಟೆಡ್ ಕ್ರಾಪ್ ಅಲ್ಲಿ. ಈ ತಳಿ ಬಿತ್ತನೆ ಬೀಜದ ಮುಖಾಂತರ ಇದು ಸಾಕಷ್ಟು ಪ್ರದೇಶದಲ್ಲಿ ಹರಡ್ತಾ ಇದೆ. ಸೊ ಆ ದೃಷ್ಟಿಯಿಂದ ಅಂಗಾಂಶ ಕೃಷಿ ಈ ಒಂದು ಈ ಡಿಸೀಸ್ ಇಂಡೆಕ್ಸ್ ಸ್ಕೋರ್ ನಾವು ಇದನ್ನ ಮಾಡಿ ಅದನ್ನ ಅಂಗಾಂಶ ಕೃಷಿ ಮುಖಾಂತರ ಸೀಡ್ಲಿಂಗ್ಸ್ ಕಾರ್ಖಾನೆಯವರ ಮುಖಾಂತರ ರೈತರಿಗೆ ತಲುಪಿಸೋ ವ್ಯವಸ್ಥೆನ ನಾವು ಈ ವರ್ಷದಿಂದ ಹಂತ ಹಂತವಾಗಿ ಮಾಡ್ತಾ ಇದ್ದೀವಿ. ಸೊ ರೈತ ಬಾಂಧವರು 86-032 ಏನಲ್ಲಿ ನಾಟಿ ಮಾಡಬೇಕು ಅದನ್ನ ಕಾರ್ಖಾನೆ ಮುಖಾಂತರನೇ ಅವ್ರ ಮುಖಾಂತರನೇ ಅವರಿಗೆ ಸರಬರಾಜು ಮಾಡೋ ವ್ಯವಸ್ಥೆ ಎಲ್ಲ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ. ಈ ಸಂದರ್ಭದಲ್ಲಿ ಈ ತಳಿ ಬೆಳೆಸಬೇಕಾದ್ರೆ ಟಿಶ್ಯೂ ಕಲ್ಚರ್ ಸೀಡ್ಲಿಂಗ್ಸ್ ನ ಹೆಚ್ಚು ಮಟ್ಟದಲ್ಲಿ ಬಳಸಿದ್ರೆ ಬಹಳ ಒಂದು ಉತ್ತಮವಾದ ಫಲಿತಾಂಶ ನಮ್ಮ ರೈತರು ಕಾಣಬಹುದು. ಯಾವುದೇ ರೋಗರಹಿತ ಒಂದು ಬಿತ್ತನೆ ಇದನ್ನ ಮಾಡ್ಕೋಬೇಕು ಅಂದ್ರೆ ಈ ಒಂದು ತಳಿಗೆ ಟಿಶ್ಯೂ ಕಲ್ಚರ್ ಸೀಡ್ಲಿಂಗ್ಸ್ ನಿಯೋಜಿಸಬೇಕು ಅಂತ.
1: ಡಾಕ್ಟರ್ ಸ್ವಾಮಿಗೌಡ್ರೆ ಹಿಂದೆನೆ ತಾವು ಪ್ರಸ್ತಾಪ ಮಾಡಿದ್ರಿ ಏನಂದ್ರೆ ಈ ಬಾರಿಯ ಬೇಸಿಗೆ ಬಹಳ ಏನು ಉಷ್ಣಾಂಶ ವಿಪರೀತವಾಗಿ ಆಯ್ತು ಅಂತ ಹೇಳಿ, ಮತ್ತೆ ನೀರಿನ ಸಮಸ್ಯೆ ಮುಂದಿನ ದಿನದಲ್ಲಿ ಮತ್ತಷ್ಟು ಜಾಸ್ತಿನೇ ಆಗಬಹುದು. ಆ ಹಿನ್ನೆಲೆಯಲ್ಲಿ ಏನಾದರೂ ತಾವು ಒಂದಷ್ಟು ಆಲೋಚನೆ ಮಾಡ್ತಾ ಇದ್ದೆ, ಯಾಕೆಂದ್ರೆ ಕಬ್ಬು ವರ್ಷ ಪೂರ್ತಿ ಜಮೀನಲ್ಲಿ ನಿಲ್ಲುವಂತಹ ಬೆಳೆ, ಎಲ್ಲಾ ರೀತಿಯ ತಾಪಮಾನವನ್ನು ಸಹಿಸ್ಕೋಬೇಕು, ಮತ್ತೆ ನೀರನ್ನ ಕಡಿಮೆ ಬಳಸ್ಕೊಂಡು ಹೆಚ್ಚು ಇಳುವರಿಯನ್ನು ಕೊಡೋ ಸಾಮರ್ಥ್ಯವನ್ನು ಹೊಂದಿರುವಂತಹ ಇದು ಇರಬೇಕಾಗುತ್ತೆ. ಆ ತರಹ ಏನಾದರೂ ಒಂದಷ್ಟು ಚಿಂತನೆಗಳು ಆಲೋಚನೆಗಳು?
0: ಖಂಡಿತ ಖಂಡಿತ. ಈ ಒಂದು ಒಂದು ದಿಸೆ ನಾವು ನೀರಿನ ಕೊರತೆ ತಡ್ಕೊಂಡು ಬೆಳೆವಂತ ತಳಿಗಳ

0: ಏನು ನಮ್ಮಲ್ಲಿ ಮಾಶ್ಚರ್ ಏನು ಇದೆ ಅದಕ್ಕೆ ಹೊಂದ್ಕೊಳ್ಳುವಂತ ತಳಿಗಳನ್ನ ಅಭಿವೃದ್ಧಿಪಡಿಸುವ ಒಂದು ಪ್ರಾಜೆಕ್ಟ್ ಈಗ ತಯಾರು ಮಾಡಿ ಆಯ್ದರಲ್ಲಿ ಪ್ರಯೋಗ ನಡೀತಾ ಇದೆ. ಕೆಲವು ತಳಿಗಳು ಸ್ವಲ್ಪ ಅಂದ್ರೆ ನಾನೇನಂದ್ರೆ ಅಂದ್ರೆ ಕಬ್ಬಿಗೆ ನೀರು ಬೇಕೇ ಬೇಕು, ಅದನ್ನ ನಾವು ಅಂತರವನ್ನ ಹೆಚ್ಚಿನ ಮಟ್ಟದಲ್ಲಿ ಹೆಚ್ಚಿಸಕ್ಕೆ ನಾವು ಮಾಡಿ ತಡ್ಕೊಳ್ಳೋಂತ ಶಕ್ತಿನ ನಾವು ಅಂತ ತಳಿಗಳನ್ನ ನಿರೀಕ್ಷಣೆ ಮಾಡಿದೀವಿ. ಸೊ ಅಷ್ಟು ನೀರನ್ನು ಸ್ವಲ್ಪ ಲೇಟ್ ಆಗಿ ಬಿಟ್ಟರು ಸಹ ಒಂದು ಉತ್ತಮ ಫಲಿತಾಂಶ ಬರೋದು ಒಣಗದೇ ಇರುವಂತ ತಳಿಗಳನ್ನ ನಾವು ಅದೆಲ್ಲ ಪ್ರಾಯೋಗಿಕವಾಗಿ ನಡೀತಾ ಇದ್ದದ್ದು. ಮುಂದಿನ ದಿನಗಳಲ್ಲಿ ಅಂತ ತಳಿಗಳು ತಡ್ಕೊಳ್ಳುವಂತ ಶಕ್ತಿ ಇರುವಂತ ತಳಿಗಳನ್ನ ಬಿಡುಗಡೆ ಮಾಡುವ ಒಂದು ಕಾರ್ಯಕ್ರಮನೂ ಸಹ ಇದೆ. ಇದ್ರ ಜೊತೆಗೆ ಅಲ್ಪ ತಳಿಗಳಾದ್ರೆ 10 ತಿಂಗಳಲ್ಲೇ ಬಂದ್ಬಿಡ್ತವೆ, 12-14 ತಿಂಗಳಲ್ಲಿ. 12-14 ಅಂತ ನಾವ್ ಹೇಳ್ತೀವಿ, ಅವ್ರ ಕಟಿಂಗ್ ಆರ್ಡರ್ ಕೊಡೋದಕ್ಕೆ 15-16 ತಿಂಗಳಾಗತ್ತೆ. ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ಹೆಚ್ಚಿನ ಒಂದು ರೋಲು ಕಾರ್ಖಾನೆ ಇದೆ. ಅಲ್ಪಾವಧಿ ತಳಿಗಳು ನಾವು ಅಭಿವೃದ್ಧಿ ಮಾಡಿ ಕೊಟ್ಟಾಗ 10-11 ತಿಂಗಳಿಗೆ ಅವರು ಕಟಿಂಗ್ ಆರ್ಡರ್ ಕೊಡಬೇಕು, ಕಟಾವ್ ಮಾಡಬೇಕು. ಸೊ ನೀರಿನ ಒಂದು ಅವಶ್ಯಕತೆ ಕಡಿಮೆ ಆಗುತ್ತೆ. ಇಂಥ ತಳಿಗಳಿಗೂ ಉತ್ತೇಜನ ಕೂಡ ಆಗುತ್ತೆ ಈ ಕಾರ್ಖಾನೆಯವರು ರೈತರಿಗೆ ಮಾಡಲಿಕ್ಕೆ, ವಿಶೇಷವಾಗಿ ಜನವರಿ ಫೆಬ್ರವರಿಲಿ. ಮತ್ತೆ ಅರ್ಲಿ ಏನು ಕ್ರಷಿಂಗ್ ಸ್ಟಾರ್ಟ್ ಆಗುತ್ತೆ, ಅರ್ಲಿ ಪ್ಲಾಂಟಿಂಗ್ ಏನು ಸ್ಟಾರ್ಟ್ ಆಗುತ್ತೆ, ಆ ಸಮಯದಲ್ಲಿ ನಿಯೋಜಿಸಬೇಕು ಯಾವ್ದನ್ನ ಅಲ್ಪಾವಧಿ ತಳಿಗಳನ್ನ. ಮತ್ತೆ ನೀರಿನ ಕೊರತೆ ತಡ್ಕೊಳ್ಳೋ ಶಕ್ತಿ ಬರ ನಿರೋಧಕ ತಳಿಗಳು, ಆ ಒಂದು ಪ್ರಾಜೆಕ್ಟ್ ಸಹ ನಾವು ಸತತವಾಗಿ ಪ್ರಯತ್ನ ಮಾಡ್ತಾ ಇದೀವಿ. ಸೊ ಖಂಡಿತ ಮುಂದಿನ ದಿನಗಳಲ್ಲಿ ಈ ಅಲ್ಪಾವಧಿ ತಳಿಗಳು ಮತ್ತೆ ಬರ ನಿರೋಧಕ ತಳಿಗಳು ಇವೆರಡನ್ನೂ ರೈತ ಬಾಂಧವರಿಗೆ ಒಂದು ಕೊಡುವ ಒಂದು ಸಾಹಸ ನಾವು ಖಂಡಿತ ಮಾಡಿದೀವಿ. ಇದರ ಬಗ್ಗೆ ಒಳ್ಳೆ ಫಲಿತಾಂಶ ಬರ್ತದೆ ಅಂತ ನಿರೀಕ್ಷಣೆ ಮಾಡ್ತಾ ಇದೀವಿ.
1: ಕಬ್ಬಿನ ಬೇಸಾಯದಲ್ಲಿ ಬಹಳಷ್ಟು ಪ್ರಗತಿ ಆಗಬಹುದು ಅನ್ನೋ ನಿರೀಕ್ಷೆಗಳಿದ್ದಾವೆ. ಮೊದಲನೇದು ಈ ಯಾಂತ್ರೀಕರಣ, ಮೊದಲಿಂದ ಹಿಡಿದು ಕೊನೆವರೆಗೂ ಕಟಾವನ್ನು ಸೇರಿಸಿ ಯಂತ್ರದ ಮೂಲಕನೇ ಮಾಡುವಂತಹ ಒಂದಷ್ಟು ಪ್ರಯತ್ನಗಳು ಕೂಡ ನಡೀತಾ ಇದೆ. ತುಂಬಾ ಪ್ರಧಾನವಾದ್ದು ಈ ಒಳಮೈ ಹನಿ ನೀರಾವರಿ ಪದ್ಧತಿ, ನೀರಿನ ಉಳಿತಾಯದ ದೃಷ್ಟಿಯಲ್ಲಿ ಮಾತಾಡೋದಾದ್ರೆ. ಮತ್ತೆ ತುಂಬಾ ಜನ ಹೇಳೋದು ಕಬ್ಬು ಬೆಳೆಯೋರೆಲ್ಲ ಹನಿ ನೀರಾವರಿಯಿಂದಲೇ ಕಬ್ಬು ಬೆಳಿಬೇಕು ಅಂತ, ನೀರನ್ನು ಉಳಿತಾಯ ಮಾಡೋ ದೃಷ್ಟಿಯಿಂದ. ಹಾಗಾಗಿ ಮುಂದಿನ ದಿನ ಆದ್ರೆ ಕಬ್ಬು ಈಗ ಹೇಗೆ ಬೆಳೀತಾ ಇದ್ದಾರೆ ಆ ತರ ಬೇಸಾಯ ಇರಲಾರದು. ಈಗೇನ್ ತಾವು ತಳಿಗಳನ್ನೆಲ್ಲ ಅಭಿವೃದ್ಧಿ ಮಾಡಿದ್ದೀರಿ, ಜನರಿಗೆ ಕೊಡ್ತಾ ಇದ್ದೀರಿ, ಆ ತಳಿಗಳು ಈ ಎಲ್ಲ ರೀತಿಯ ಬೆಳೆಯ ವಿಧಾನಕ್ಕೂ ಕೂಡ ಹೊಂದ್ಕೊಂಡು ಹೋಗ್ತಾವ ಹೇಗೆ, ಅದನ್ನು ಕೂಡ ತಾವು ಪರೀಕ್ಷೆ ಮಾಡ್ತಾ ಇದ್ದೀರಾ?
0: ಖಂಡಿತ. ಈಗೇನ್ ನೀವ್ ಹೇಳಿದ್ರಿ ಒಳಮೈ ಹನಿ ನೀರಾವರಿ, ಇದು ಒಂದು ಒಂದು ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಕೃಷಿಯಿಂದ ಹೆಚ್ಚಿನ ಪ್ರದೇಶದಲ್ಲಿ ನಾವು ಪ್ರತ್ಯಕ್ಷ ಮಾಡ್ತಾ ಇದೀವಿ. ಈ ಸರ್ಫೇಸ್ ಡ್ರಿಪ್ ಇರಿಗೇಷನ್ ಮತ್ತೆ ಸಬ್ ಸರ್ಫೇಸ್ ಡ್ರಿಪ್ ಇರಿಗೇಷನ್ ಪ್ರತ್ಯಕ್ಷವಾಗಿ ರೈತರಿಗೆ ಯಾವ ತಳಿ ಇದಕ್ಕೆ ನಿಯೋಜನೆ ಮಾಡಿ ಚೆನ್ನಾಗಿ ಫಲಿತಾಂಶ ಬರುತ್ತೆ ಅನ್ನೋದು ನಾವು ಮಾಡಿ ತೋರಿಸ್ತಾ ಇದೀವಿ, ಡೆಮಾನ್ಸ್ಟ್ರೇಷನ್ ಮಾಡಿ. ಸೊ ಈ ದೃಷ್ಟಿಯಲ್ಲಿ ಮುಂದಿನ ದಿನಗಳಲ್ಲಿ ನೀವು ಹೇಳದಂಗೆ ಈ ಒಂದು ನೀರಿನ ಲಭ್ಯತೆ ಬಹಳ ಕ್ಷೀಣಿಸ್ತಾ ಇದೆ. ಸೊ ನಾವು ಡ್ರಿಪ್ಗೆ ಹೋಗಲೇಬೇಕಾಗತ್ತೆ, ಎಲ್ಲ ರೈತ ಬಾಂಧವರು ಅದನ್ನು ಮನಸ್ಸು ಮಾಡಬೇಕಾಗತ್ತೆ. ಅದು ಸರ್ಕಾರದ ವತಿಯಿಂದ ನಮ್ಮ ಕೆನಲ್ ಇರಿಗೇಷನ್ ಏರಿಯಾದಲ್ಲೂ ಸಹ ಈಗ ಸಾಮಾನ್ಯವಾಗಿ ಡ್ರಿಪ್ ಬಂದ್ರೆ ಬೋರ್ವೆಲ್ ಇರಬೇಕು ಇಲ್ಲ ಓಪನ್ ವೆಲ್ ಇರಬೇಕು, ಅದ್ರ ಮುಖಾಂತರ ಈಗ ಏನು ಕಾಲುವೆ ನೀರಾವರಿ ಮುಖಾಂತರನು ಅದಕ್ಕೆ ಸಪರೇಟ್ ಒಂದು ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿ ಅವ್ರಿಗೆಲ್ಲ ಈ ಒಂದು ಹನಿ ನೀರಾವರಿ ಮುಖಾಂತರನೇ ಮಾಡಿದ್ರೆ ಖಂಡಿತ ನೀರನ್ನ ಹೆಚ್ಚಿನ ಮಟ್ಟದಲ್ಲಿ ಉಳಿಸಬಹುದು. ಸೊ ನಮ್ಮ ಒಂದು ಫಲಿತಾಂಶದ ಪ್ರಕಾರ, ನಮ್ಮ ಒಂದು ಕೃಷಿ ಸಂಶೋಧನಾ ಮಾಡಿರುವಂತಹ ಫಲಿತಾಂಶದ ಪ್ರಕಾರ ಹನಿ ನೀರಾವರಿ ಮುಖಾಂತರ ಖಂಡಿತ ಶೇಕಡ 20-25% ಹೆಚ್ಚಿನ ಇಳುವರಿ ಬರುತ್ತೆ, ಮತ್ತೆ 40-50% ಫರ್ಟಿಲೈಸರ್ ಸೇವ್ ಮಾಡಬಹುದು. ಸೊ ಇದನ್ನ ನೀವು ಇವೆರಡು ಬಹಳ ನೀರನ್ನ ಉಳಿಸಬಹುದು, ಇಳುವರಿ ಜಾಸ್ತಿ ಮಾಡಬಹುದು. ಅಂದ್ರೆ ಏನಂದ್ರೆ ಈಗ ಏನು ಪ್ರೈವೇಟ್ ಕಂಪನಿಗಳಿದೆ ಡ್ರಿಪ್ಗೆ, ಇವುಗಳಲ್ಲಿ ರೈತರಿಗೆ ಕೊಡುವಾಗ ಈ ಸರ್ವಿಸ್ ಏನಿದೆ ಅದೊಂದು ಸ್ವಲ್ಪ ರೈತ ಬಾಂಧವರಿಂದ ನಮಗೆ ಕೆಲವು ಬಂದಿರೋಂತ ಕ್ವೈರಿಗಳು. ಸೊ ಸರ್ವಿಸ್ ಸ್ವಲ್ಪ ಸರಿಯಾಗಿ ಮಾಡಬೇಕು. ಇದೇ ಸಮಯದಲ್ಲಿ ಅವರು ಏನು ನಮಗೆ ಈ ಡ್ರಿಪ್ ಕಂಪನಿಗಳು ರೈತರಿಗೆ ಏನ್ ಹೇಳಿರ್ತಾರೆ, ಈಗ ಅದ್ರ ಮೇಂಟೆನೆನ್ಸ್ ಈಗ ಆಸಿಡ್ ಟ್ರೀಟ್ಮೆಂಟ್ ಎಲ್ಲ ಮಾಡಬೇಕು, ಇಲ್ಲದವ್ರೆ ಕ್ಲಾಗ್ ಆಗ್ಬಿಡುತ್ತೆ. ಸೊ ಫರ್ಟಿಲೈಸರ್ ಕೊಟ್ಟಾಗ, ನೀರು ಕೊಟ್ಟಾಗ, ಇದನ್ನೆಲ್ಲ ಒಂದು ಹೆಚ್ಚಿನ ಮುತುವರ್ಜಿಯಿಂದ ಮಾಡಿದ್ರೆ ಒಳ್ಳೆ ಫಲಿತಾಂಶ ಖಂಡಿತ. ಡ್ರಿಪ್ ಮುಖಾಂತರ ಕಬ್ಬಿನ ಇಳುವರಿ ಬಹಳ ವಿಶೇಷವಾಗಿ ಹೆಚ್ಚಿಗೆ ಮಾಡಬಹುದು, ಸಕ್ಕರೆ ಅಂಶನೂ ಬಹಳ ಚೆನ್ನಾಗಿ ಬರ್ತದೆ. ವಿಶೇಷವಾಗಿ ನೀರು 50% ನೀರು ಕಡಿಮೆ ಮಾಡಬಹುದು. 1 ಎಕರೆಯಲ್ಲಿ ನೀವು ಬೆಳಗ 3-4 ಎಕರೆಯಲ್ಲಿ ಏನ್ ನೀವು ಬೆಳೀತಾ ಇದ್ರಿ ಅಷ್ಟು ಉಳಿಸಬಹುದು, ಅಷ್ಟು ನೀರಾವರಿ ಕಡಿಮೆ ಆಗುತ್ತೆ.
1: ಅಂದ್ರೆ ಎಲ್ಲಾ ರೀತಿಯ ವಾತಾವರಣದಲ್ಲಿ ಹೊಂದ್ಕೊಂಡು ಬೆಳೆಯುವಂತ ತಳಿಗಳ ಬಗ್ಗೆನೂ ಕೂಡ ತಾವು ಗಮನ ಹರಿಸಿದ್ದೀರಿ.
0: ವಿಶೇಷವಾಗಿ ಡ್ರಿಪ್ಗೆ 86-032 CO 86-032 ಏನ್ ತಳಿ ಇದೆ, ಇದು ಬಹಳ ಚೆನ್ನಾಗಿ ಬರ್ತಾ ಇದೆ. ಸೊ ಶಾಲೋ ರೂಟೆಡ್ ವೆರೈಟಿ ಇದು ಆಕ್ಚುಲಿ. ಸೊ ಡ್ರಿಪ್ ಅಲ್ಲಿ ಬಹಳ ಚೆನ್ನಾಗಿ ಬರ್ತಾ ಇದೆ. ಮತ್ತೆ VC 0517 ನಾನು ಏನ್ ಹೇಳಿದೆ ಈ ತಳಿನೂ ಸಹ ಡ್ರಿಪ್ ನಲ್ಲಿ ಬಹಳ ವಿಶೇಷವಾಗಿ ಒಳ್ಳೆ ರಿಸಲ್ಟ್ ಬರ್ತಾ ಇದೆ.
1: ಕಬ್ಬಿನ ತಳಿಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗೆ ತಮ್ಮನ್ನ ನೇರವಾಗಿ ಸಂಪರ್ಕ ಮಾಡಬೇಕು ಅಂದ್ರೆ ಸ್ವಾಮಿಗೌಡ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆಯನ್ನು ಹೇಳ್ಬೋದಾ?
0: ಹಾ, ಖಂಡಿತ ನಾನು ಹೇಳ್ತೇನೆ. ನನ್ನ ಮೊಬೈಲ್ ಸಂಖ್ಯೆ 9341411 5 6 4 5 5.

0: 9341154555.
1: ಇನ್ನೊಂದ್ಸರಿ ಹೇಳ್ಬಿಡಿ ಸರ್.
0: 9341154555.
1: ಒಳ್ಳೇದು ಸ್ವಾಮಿಗೌಡ್ರೆ. ಇದುವರೆಗೂ ಕಬ್ಬಿನ ತಳಿಗಳಿಗೆ ಸಂಬಂಧಪಟ್ಟಂತೆ ಬಹಳ ಕೂಲಂಕುಷವಾಗಿ ಮಾಹಿತಿ ನೀಡಿದ್ರೆ ವಂದನೆಗಳು. ನಮಸ್ಕಾರ.
0: ವಂದನೆಗಳು.
2: ಇದುವರೆಗೆ ಮುಂಗಾರಿಗೆ ಸೂಕ್ತವಾದ ಕಬ್ಬಿನ ತಳಿಗಳು ಈ ಕುರಿತು ಎಸ್ ಎನ್ ಸ್ವಾಮಿಗೌಡ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ.

0: ಪಾಠಶಾಲೆಯಿಂದ ಓದಿಕೊಂಡು ಬರುವಂತಹ ಮಗನನ್ನು ತಾಯಿ ಓಡೋಡಿ ಬಂದು ಮಗನ ಕತ್ತು ತಪ್ಪಿಕೊಂಡು ಗೊಳೋ ಅಂತ ಹೇಳ್ತಿದ್ದಾಳೆ. ಯಾಕಪ್ಪ ಅಳ್ತಾ ಇದ್ದೀಯಾ?
1: ಏನೇಳಮ್ಮ?
0: ತಂದೆ ಇಲ್ಲ.

0: ಶಿವ ಶಿವ.
1: ಯಾರು ಹೊಡೆದ್ರು, ಯಾರು ಬೈದ್ರು ಹೇಳು ಕಂದ ಹೇಳ. ಮೈಲಾಳರಾಮ ತಾಯಿ ಮಾತನ್ನ ಕೇಳತ್ತನಮ್ಮ.
0: ಹೇಳಪ್ಪ.
1: ಪಾಠಶಾಲೆಯಲ್ಲಿ ಎಲ್ಲಾ ಮಕ್ಕಳು ಅಕ್ಕ ಭಾವನೆ ಕರ್ಕೊಂಡು ಬಂದ ಹಬ್ಬ ಮಾಡಬೇಕು.
0: ಹೌದು.
1: ಹತ್ತು ದಿನ ರಜಾ ಕೊಡಿ ಅಂತ ಕೇಳಿದಾಗ ನಾನು ಎಂತಕೊಂಡು ಕೇಳಬೇಕಣ್ಣಮ್ಮ. ಅದಕ್ಕೆ ಅಲ್ಲಿ ಇದ್ದ

0: ಸೀತಾರಾಮ ಹೇಳ್ತಾನೆ, ಪಾಠಶಾಲೆ ಆಡಿದಂತ ಮಾತು ನಾನು ಒಂದು ಎರಡೇ ತಾಯಿ ಎಷ್ಟು ಅಂತ ಹೇಳಲಿ?
1: ಏನಾಯ್ತಂದ
0: ಅಕ್ಕನಿಲ್ಲದವನೆಂದು ಆಡಿದರು ಇಸುಗೋಲಲ್ಲಿ, ಎತ್ತಮ್ಮ ನೀನಿದ್ದರೆ ಹೇಳು, ಅಕ್ಕ ಭಾವನಿದ್ರೆ ನಾನು ಕರ್ಕೊಂಡು ಬಂದ ಮಾಡ್ತೀನಿ ಅವರಂಗೆ.
1: ಏನಪ್ಪ
0: ಮಗನ ಆಡಿದ ಮಾತ ಕೇಳಿ ಮಾದೇವಮ್ಮ ಗೆಳೆಗಳನ್ನು ಕಣ್ಣಲ್ಲಿ ನೀರು ಸುರಿಸುತ್ತ, ಏನು ಅರಿಯದ ನನ್ನ ಮಗನಿಗೆ ಯಾರೀ ಮಾತು ಹೇಳಿದ್ರು ಕಣ್ಣಲ್ಲ ಪರಮೇಶ್ವರ
1: ಏನ್ ಹೇಳಿ,
0: ನನ್ನ ಮಗನಿಗೆ ಏನ್ ಹೇಳಿ ಅಂತ ಹೇಳಿ ಆ ಮಗನ ಕರೆದು ಕಣ್ಣೀರು ಬರ್ಸಿ ತೊಡೆ ಮೇಲೆ ಕುಂಡಿಸ್ಕೊಂಡು ಕೇಳ್ತಾಳೆ ಕಂದ.

0: ಅವ್ರು ಹೇಳಿದ್ದು ನಿಜ ಕಣಪ್ಪ. ಅಕ್ಕನುಳ್ಳಾದವರು ಅಕ್ಕನ ಮನೆಗೆ ಹೋಯ್ತಾರೆ, ತಂಗಿ ಉಳ್ಳಾದವರು ತಂಗಿ ಮನೆಗೆ ಹೋಗ್ತಾರೆ.
1: ಹೌದು ತಾಯಿ,
0: ನಿನಗೆ ಯಾರು ಇಲ್ಲ ಮಗನೇ, ಹುಟ್ಟಿದವನು ನೀನೊಬ್ಬ. ಆ ಚಿನ್ನ ಬಿಡು ಅಂತೇಳಿ ತಾಯಿ ಕಣ್ಣೀರ್ ಒರೆಸ್ತಾ ಹೇಳ್ತಾನೆ ಮೈದಾಳರಮ್ಮ. ಅಮ್ಮ, ಇಸ್ಕೋಲಲ್ಲಿ ಮಕ್ಕಳು ಆಡುವಂತ ಮಾತುಗೂ ನೀನ್ ಹೇಳದ ಮಾತುಗೂ ಒಂದೇ ಆಯ್ತು.
1: ಹೌದು,
0: ಅಂದಮೇಲೆ ನಾಳಿಂದ ನಾನು ಪಾಠಶಾಲೆಗೆ ಹಂಗಮ್ಮ
1: ಹೋಗಪ್ಪ.
0: ಅವರಿದ್ರಿಗೆ ಈ ಪಾಪಿ ಮುಖ ಒತ್ಕೊಂಡು ನಾಚಿಕಿದ್ದು ತಿರುಗಾಡ್ಲೆ ತಾಯಿ.
1: ಇಲ್ಲ ಕಂದ
0: ಅಮ್ಮ, ನಿನ್ನ ಹೊಟ್ಟೆಯಲ್ಲಿ ಹೆಣ್ಣು ಮಕ್ಕಳು ಇಲ್ಲದಾದ್ರೂ ಚಿಂತೆ ಇಲ್ಲ, ನಿನ್ನ ಅಕ್ಕ ತೆಂಗಿರ ಮಕ್ಕಳಿದ್ರೆ ಹೇಳಮ್ಮ. ನಿನ್ನ ಹೊಡ ಹುಟ್ಟಿದವ್ರ ಮಕ್ಕಳನ್ನೇ ಕರ್ಕೊಂಡು ಬಂದು ನಾನು ಅಕ್ಕ ಅಂತ ಹೇಳಿ ಹಬ್ಬ ಮಾಡ್ತೀನಿ.
1: ಇಲ್ಲ ಕಂದ,
0: ನಿನಗೆ ಅಕ್ಕದಿರಿದ್ರೆ ಅವ್ರ ಮಕ್ಕಳು ನನಗೇನಾಗಬೇಕು, ಅಕ್ಕನಾಗಬೇಕು. ಬರೇ ನಮ್ಮ ಅಕ್ಕ ಅಂತ ಕರ್ಕೊಂಡು ಬಂದು ಹಬ್ಬ ಮಾಡ್ತೀನಿ. ನಿನಗೆ ತಂಗಿಯರಿದ್ರೆ ತಂಗಿರ ಮಕ್ಕಳು ನನಗೇನಾಗಬೇಕು, ಅಕ್ಕ ತಂಗಿರಾಗಬೇಕು.
1: ಹೌದು ಕಂದ,
0: ಇವ್ರನ್ನೇ ನಮ್ಮ ಅಕ್ಕ ಅಂತ ಹೇಳಿ ಕರ್ಕೊಂಡು ಬಂದು ಹಬ್ಬ ಮಾಡ್ತೀನಿ. ಅಕ್ಕ ತಂಗಿರ ಮಕ್ಕಳಿದ್ರೆ ಏನು ಅಂದ ಬೈದಾಳ್ರಮ್ಮ.
1: ಹೌದು
0: ಕಂದ, ನೀನ್ ಹೇಗೆ ಒಬ್ಬ ತಾಯಿಗೆ ಒಬ್ಬನೇ ಮಗನೋ, ಹಾಗೆ ನನಗೂ ಕೂಡ ನಾನು ನಮ್ಮ ತಾಯಿಗೆ ಒಬ್ಬಳು ಹೆಣ್ಣು ಮಗಳು ಕಣಪ್ಪ.
1: ಹೌದೇನಮ್ಮ,
0: ಹೋಗ್ಲಿ ಬಿಡಮ್ಮ, ಹೊಡ ಹುಟ್ಟದವ್ರಿಲ್ಲ ಅಂದ್ರೆ ಚಿಂತೆ ಇಲ್ಲ. ನೀನು ಪಾಠಶಾಲೆಯಲ್ಲಿ ಓದುವಂತ ಕಾಲದಲ್ಲಿ ನಿನ್ನ ಜೊತೆಯಲ್ಲಿ ಸಂಗಾತಿರಿನಿಲ್ವೇ?

0: ಮಗನಾರದ ಮಾತು ಕೇಳಿ ತಾಯಿ ಹೇಳ್ತಾಳೆ, ಕಂದ
1: ಏನಮ್ಮ
0: ನನ್ನ ಸಂಗಾತಿರ ಮಕ್ಕಳಿದ್ದಾರೆ, ಆದ್ರೆ ನಾವು ಕರೆದ್ರೆ ಬರಲ್ಲ ಮಗನೇ.
1: ಯಾಕಮ್ಮ?
0: ಯಾಕೆ ಅಂದ್ರೆ ಊರೇ ಒಂದ್ ಕಡೆ ಆಗಿದೆ, ನಾವೇ ಒಂದ್ ಕಡೆ ಆಗಿದ್ದೀವಿ. ಊರಿಂದ ಆಚೆಗೆ ನಮನಿಗೆ ಬಹಿಷ್ಕಾರ ಹಾಕಿ ಇಟ್ಬಿಟ್ಟಿದ್ದಾರೆ, ಬೆಂಕಿ ಬಿಸಿನೀರು ಕೊಡ್ತಾ ಇಲ್ಲ ಊರಾಚೆ ನಾವು. ಇಂತ ಸಮಯದಲ್ಲಿ ನಾವು ಕರೆದ್ರೆ ಯಾರು ಬರೋದಿಲ್ಲ ಮಗನೇ. ಹಾಗೇನಾದ್ರೂ ಬಂದ್ರು ಅಂತ ಇಟ್ಕೋ, ಬಂದಂತ ಅವರಿಗೆ ಒತ್ತೊತ್ತಿ ಅಡಿಗೆ ಮಾಡಿಕ್ಕಿ, ಅವ್ರಿಗೆ ಬಟ್ಟೆ ತೆಗೆದು ಅವ್ರ ಮಕ್ಕಳಿಗೆ ಬಟ್ಟೆ ತೆಗೆದು ಹೋಗುವಾಗ ಪೊಟ್ಟಣ ಕಟ್ಟಿ ಸಿಹಿ ತಿಂಡಿ ಮಾಡಿ ಕಳಿಸ್ಕೊಟ್ರೆ ಒಯ್ತೊಯ್ತ ನೆನೆಸ್ಕೊಂಡು ಹೋಯ್ತಾರೆ. ಅಕ್ಕ ಬಾವನಿಲ್ಲದೆ ಕಿಚ್ಚಿಗೆ ನಮ್ಮನ್ನ ಕರ್ಕೊಂಡೋಗಿ ಚೆನ್ನಾಗಿ ನೋಡ್ಕೊಂಡು ಇದಾಳ ರಾಮ ಅಂತ. ಈಗ ನೋಡ್ ಲಕ್ಕಿ ಸೊಪ್ಪನ ಮನೆ ಮುತ್ತಿಗಿದಾಳೆ ಕದ.
1: ಹೌದು,
0: ನಾನು ಮಾನ್ಯರ ಮನೆಯಲ್ಲಿ ಬೇಡ್ಕೊಂಡು ಬಂದ್ರೆ ಉಂಟು, ಇಲ್ಲದಿದ್ರೆ ಇಲ್ಲ ಮಗನೇ. ಇಂತ ಸ್ಥಿತಿಲಿ ನಾವ್ ಯಾರನ್ನಾರ ಕರೆದ್ರೆ ಬರ್ತಾರೇನೋ?
1: ಇಲ್ಲ ಕಂದ.
0: ಅದಕ್ಕೆ ನಮ್ಮ ಮಾತು ಕೇಳು ಅಲ್ಲಯ್ಯ. ಹೆಣ್ಣು ಹೆಣ್ಣು ಅಂತ ಹೇಳಿ ಹೆಣ್ಣಿನಿಂದ ಅಳತಾ ಇದೆಯಲ್ಲ, ಹೆಣ್ಣು ಮಕ್ಕಳಿಂದ ಬರುವಂತ ಭಾಗ್ಯ ಏನಪ್ಪ ನಮಗೆ? ಮಕ್ಕಳನ್ನ ಚಿಕ್ಕವ್ರನ್ನ ದೊಡ್ಡವ್ರ ಮಾಡಿ ಸಾಕಿ ಓದಿಸಿ ಉದ್ಯೋಗ ವಯಸ್ಸಿಗೆ ಬಂದಾಗ ಹೆಣ್ಣು ಮಕ್ಳು ಬಂದಾಗ ಇರೋ ಮನೆ ಮಾರಿ ಮದುವೆ ಮಾಡಿ ಕಳಿಸ್ಬಿಡ್ತೀವಿ. ನಮಗ್ ಬರುವಂತ ಭಾಗ್ಯ ಏನು ಹೆಣ್ಣು ಮಕ್ಕಳಿಂದ?
1: ಏನು ಇಲ್ಲ.
0: ತಾಯಿ ಮಾತನ್ನ ಹೇಳಿದಾಗ ಮೈದಾಡ್ರೆ ಹೇಳ್ತೇನೆ, ಚೆನ್ನಾಗಿ ಹೇಳ್ತಿ ತಾಯಿ.
1: ಏನಪ್ಪ
0: ನೀನು ಒಂದು ಹೆಣ್ಣು ಮಗಳಾಗಿ ಇಂತ ಮಾತು ಹೇಳುವುದೇ?
1: ಮತ್ತೇನಪ್ಪ

0: ಮೈದಾನ ರಾಮ ಹೇಳ್ತಾನೆ, ಹೆಣ್ಣು ಮಕ್ಕಳಿಂದ ಏನು ಭಾಗ್ಯವಿಲ್ಲವೆ.
1: ಹೌದು,
0: ಚೆನ್ನಾಗಿ ಹೇಳ್ತಾ ಇದ್ದೀರಿ ತಾಯಿ. ಅಕ್ಕನಿಲ್ಲದ ಹಬ್ಬ, ನಕ್ಷತ್ರವಿಲ್ಲದ ಮೇಘ, ಮಕ್ಕಳಿಲ್ಲದವರ ಮನೆ ಬಂದು ಇಲ್ಲಿ ನಾನು ಒಕ್ಕಲಿದ್ದು ಪರವಿಲ್ಲ ಈ ಭೀಮಾವತಿ ಪಟ್ಟಣದಲ್ಲಿ.
1: ಏನಪ್ಪ
0: ಅಮ್ಮ, ಈ ಊರೊಳಗೆ ನಂದು ಒಂದು ಒಕ್ಕಲ್ತಾನ ಅಂತ ನಡೀತಾ ಇದೆ.
1: ಹೌದು ಕಂದ,
0: ಅಕ್ಕ ತಂಗಿರಿರೋರು ಕರ್ಕೊಂಡು ಬಂದು ಅದ್ದೂರಿ ಹಬ್ಬ ಮಾಡ್ಕೊಂಡು ಉಣ್ತಿದ್ರೆ, ನಾನು ಬಡವನಾಗಿದ್ರುವೆ, ಕಾಯಿ ಹೊಡಿದ್ರು ಕಂಟನಾದ್ರು ಹೊಡೆದು ನಮ್ಮನೇಲಿ ಹಬ್ಬ ಮಾಡ್ಕೊಂಡು ನಮ್ಮ ಅಕ್ಕ ಬಾವ ಮನೆ ತುಂಬ ಓಡಾಡ್ತಿದ್ರೆ ಎಷ್ಟು ಚಂದ ನಮ್ಮ.
1: ಹೌದು ಕಂದ,
0: ಅದಕ್ಕೆ ದೊಡ್ಡಿಳ್ತಾರೆ, ಅಕ್ಕನಿಲ್ಲದ ಹಬ್ಬ, ನಕ್ಷತ್ರವಿಲ್ಲದ ವೇಗ, ಮಕ್ಕಳಿಲ್ಲದವರ ಮನೆ ಬಾಳು, ಒಕ್ಕಲಿದ್ದು ಫಲವಿಲ್ಲ.
1: ಭೀಮಾವತಿಯಲ್ಲಿ
0: ಭಾವನಿಲ್ಲದ ಹಬ್ಬ, ಬಳಗವಿಲ್ಲದ ದ್ರೇಹ, ತಾವರಿಲ್ಲದಂತೆ ನನ್ನ ಬಾಳು ಇಲ್ಲಿ. ಅಮ್ಮ
1: ಹೇಳಪ್ಪ,
0: ಹೆಣ್ಣಿಲ್ಲದ ಮನೆಯಲ್ಲಿ ಪುಣ್ಯವೇ ಮೊದಲಿಲ್ಲ, ಎರಡು ಕಣ್ಣಿಲ್ಲದವನ ತೆರನಂತೆ.
1: ಏನಪ್ಪ,
0: ಹತ್ತು ಹೆಣ್ಣು ಮಕ್ಕಳು ಇದ್ರು ಒಂದು ಗಂಡು ಮಗ ಇರಬೇಕು, ಹತ್ತು ಗಂಡು ಮಗ ಇದ್ರು ಒಂದು ಹೆಣ್ಣು ಮಗಳು ಇರಬೇಕು ಕಣಮ್ಮ. ಯಾಕಪ್ಪ ಹೆಣ್ಣು ಮಗಳು ಅಮ್ಮ, ಸಾಕಿ ಸಲಹಿ ಚಿಕ್ಕವಳನ್ನ ದೊಡ್ಡವಳು ಮಾಡಿ ಗಂಡನ ಮನೆ ಕಳಿಸಿರ್ತೀರಿ.
1: ಹೌದು ಕಂದ,
0: ಅವಳು ಗಂಡ ಮನೆಯಲ್ಲಿ ಮಕ್ಕಳೆತ್ತು ಮನಕಾಲ ಕಟ್ಟು ಉದ್ಧಾರ ಮಾಡಿ ಗಂಡನ ಮನೆ ಬಾಳ್ತಿರಬಹುದು, ಆದ್ರೆ ಅದು ಅಪ್ಪನ ಮನೆಗಲ್ಲವೇ ನಮ್ಮ ಗೌರವ.
1: ಹೇಗಪ್ಪ,
0: ಹೇಗೆ ಅಂದ್ರೆ, ಅಮ್ಮ ನಿನಗೆ ವಯಸ್ಸಾಗಿ ಇಲ್ಲಿ ಸತ್ತೋದಂತ ಕಾಲಕ್ಕೆ
1: ಹೌದು
0: ಯಾರಾದ್ರೂ ಸುದ್ದಿ ತಿಳಿಸ್ತಾರೆ.
1: ಏನಂತ ಕಂದ,
0: ಸುದ್ದಿ ತಿಳಿಸಿದಾಗ ಅವ್ವ ನಿನ್ನ ತಾಯಿ ಸತ್ತೋಗಿದ್ದಾಳೆ ಎಂದಾಗ

0: ನನ್ನ ತಾಯಿ ತೀರೋದ್ಲು ತವ್ರ ನನಗೆ ಇನ್ಯಾರು ಅಂತ ಹೆಣ್ಣು ಮಗಳು ಓಡೋಡಿ ಬಂದು ಪ್ರಾಣ ಹೋಗ್ಲಿಲ್ಲ ಅಂದ್ರೆ ಬಾಯಿಗೆ ನೀರ್ ಬಿಟ್ಟು ಮಾನಕ್ಕೆ ಬಟ್ಟೆ ಇಳಿದು ಪ್ರಾಣ ಕಾಪಾಡ್ತಾಳೆ.
1: ಹೌದಕ್ಕ,
0: ನೀನು ಸತ್ತೋದಾಗ ಚಟ್ಟದ ಮರ ಸುತ್ತ

0: ಅಂತ ಅವನು ಬಲರಾಮ.
1: ಹೌದು,
0: ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ಬುದ್ಧಿ ಬಂದಿದೆ ಅವನಿಗೆ. ಅಮ್ಮ ಇಷ್ಟೇ ಅಲ್ಲ ಕೇಳು, ಹೆಣ್ಣು ಮಗಳು ತಲೆದೇಸಲು ಕುಂತ್ಕೊಂಡು ಓದಿ ಅಮ್ಮ ಅಂತ ಹೇಳಿ ಒಟ್ಟೊಟ್ಟೆ ಬಡ್ಕೊಂಡು ಹತ್ರೆ ಅದೇ ಸಿಕ್ಕತ್ತಂತೆ ತಾಯಿಗೆ ಕೈಲಾಸ.
1: ಹೌದೇನಯ್ಯ,
0: ಅದಕ್ಕೆ ಹೆಣ್ಣು ಮಕ್ಕಳು ಬೇಕು ತಾಯಿ. ಅದಕ್ಕೆ ದೊಡ್ಡವರು ಹೇಳ್ತಾರೆ,

0: ಮೈದಾನ ರಾಮ್ ಹೇಳ್ತಾನೆ, ಅಮ್ಮ ಹೆಣ್ಣಿಂದಲೇ ಸ್ವರ್ಗ ಅಂದ್ರೆ ಇದಾಯ್ತು,
1: ಹೌದು
0: ಹೆಣ್ಣಿನಿಂದಲೇ ಬಳಗ ಎಂದರೆ
1: ಏನಪ್ಪ
0: ಅಮ್ಮ. ನಾವು ಒಂದೂರು ಕೊಟ್ಟು ಮದುವೆ ಮಾಡ್ತೀವಿ ಮಗಳನ್ನ,
1: ಹೌದು,
0: ಅಲ್ಲಿ ಮಗಳು ಮಕ್ಕಳೆತ್ತಿ ಮನಕಾಲ ಕಟ್ಟ ಅದ್ದೂರಿಯಾಗಿ ಬಾಳ್ತಾ ಇದ್ರು, ತಂದೆ ಮನೆಯ ಕುಲನ ಬಹಳ ಚೆನ್ನಾಗಿ ಹೊಗಳಿಸ್ತಾಳೆ,
1: ಹೌದು,
0: ಅವಳು ಬಾಳಿ ಬದುಕಿದ್ರೆ ನಮಗಲ್ವೇ ಗೌರಮ್ಮ,
1: ಹೌದು ಕಂದ
0: ಅಮ್ಮ. ಆಗೆಲ್ಲ ಕೇಳು,
1: ಹೇಳಪ್ಪ.
0: ನನಗೊಬ್ಬ ತಂಗಿ ಇದ್ಲು ಅಂತ ಇಟ್ಕೊಳ್ಳಿ,
1: ಆಯ್ತಪ್ಪ.
0: ನಾನು ಬೆಳೆದು ದೊಡ್ಡವನಾದಾಗ ಮದುವೆ ಆಗುವಂತ ಸಮಯದಲ್ಲಿ ಕುಲಸ್ತ್ರ ಹೇಳ್ತಾರೆ, ಅಯ್ಯಾ ಒಡಬುಟ್ಟಿದ್ರೆ ಕರೆಸ್ರ ಅಯ್ಯ, ಒಡಬುಟ್ಟಿನ ಗಡಿಗೆ ಇಡಿಕೆ ಅಂತಾರೆ,
1: ಅದಕ್ಕೋಸ್ಕರ
0: ಅದಕ್ಕೆ ಒಡಬುಟ್ಟು ಬೇಕು ಅಮ್ಮ.
1: ಹೌದಪ್ಪ,
0: ಹೆಣ್ಣು ಮಗಳು ತನ್ನ ಗಂಡನ ಮನೆಗೆ ಹೋಗುವಂತ ಸಮಯದಲ್ಲಿ ಧಾನ್ಯವನ್ನು ಗೋರಿ ಎರ್ಸಳೆ ಮನೆ ತುಂಬಾ.
1: ಹೇಗೆ?
0: ನಾನು ನಮ್ಮ ಅಪ್ಪನ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಗಂಡನ ಮನೆಗೆ, ನನ್ನ ಅಪ್ಪನ ಮನೆ ಹಾಲು ಸಾಗರವಾಗಿ ಬಾಳಲಿ, ನಾನು ಹಾಲುಂಡೆ ಬೆಳೆದಂತ ತವರು ಚೆನ್ನಾಗಿ ಬಾಳ್ಲಿ, ನನ್ನ ಅಣ್ಣ ತಂದ್ರೆ ಚೆನ್ನಾಗಿ ಬಾಳ್ಲಿ ಅಂತ ಹೇಳಿ ಧಾನ್ಯವನ್ನು ಗೋರಿ ಮನೆ ತುಂಬಾ ಎರಚಿಬಿಟ್ಟು ಹೋಗ್ತಾಳೆ. ಅದರಿಂದ ಅಪ್ಪನ ಮನೆಗೆ ಉದ್ಧಾರ ಆಗತ್ತೆ ತಾಯಿ. ಅದಕ್ಕೆ ಹೆಣ್ಣಿನಿಂದಲೇ ಬಳಗ, ಹೆಣ್ಣಿನಿಂದಲೇ ಸ್ವರ, ಹೆಣ್ಣಿನಿಂದ ಬಳಗ ಹಚ್ಚಿನಿಲ್ವೇನಮ್ಮ?
1: ಹೌದು ಕಂದ.
0: ಮೈದಾರಾಮ ಆಡುವ ಒಂದೊಂದು ಮಾತುಗೂ ಮಾದಿವಮ್ಮನಿಗೆ ಮಾತಿಲ್ಲ, ಕಾರಣ ಅವಳು ಹೆಣ್ಣಲ್ಲವೇ.
1: ಹೌದು,
0: ನನ್ನ ಮಗನಿಗೆ ನಾನು ಹೇಳಿ.

0: ನಾನು ಇವನಿಗೆ ಯಾವ ರೀತಿ ಬುದ್ಧಿ ಹೇಳಲಿ? ಎಲ್ಲ ಹೇಳಿ ಆಯ್ತು, ನಾನೇನ್ ಮಾಡ್ಲಿ ಪರಶಿವ ಅಂತ ಹೇಳಿ ಗಳಗಳನ್ನ ಕಣ್ಣಲ್ಲಿ ನೀರು ಸುರಿಸ್ತಾ ದುಃಖ ಮಾಡ್ತಿರುವಂತ ಸಮಯದಲ್ಲಿ ಮೈಲಾರ ಮಂದಿ ಕೇಳ್ತಾನೆ, ಆ ತಾಯಿ ಗಡ್ಡೆ ಹಿಡ್ಕೊಂಡಮ್ಮ
1: ಏನಪ್ಪ
0: ನಾನು ಕೇಳ್ತಾನೆ ಇದ್ದೀನಿ, ನೀನ್ ಅಳ್ತಾ ಇದ್ದಿಲ್ಲ ಯಾಕಮ್ಮ? ಅಮ್ಮ ಅಕ್ಕ ಬಾವ ಇದ್ರೆ ಇದ್ದಾರೆ ಅಂತ ಹೇಳು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳು, ನನಗೆ ಸುಳ್ಳು ಹೇಳ್ಬೇಡ. ತಾಯಿ ಯೋಚನೆ ಮಾಡುದು, ನನ್ನ ಮಗ ಏನ್ ಹೇಳ್ತಿದ್ದಾನೆ, ಅಕ್ಕ ಬಾವ ಇದ್ರೆ ಇದ್ದಾರೆ ಅಂತ ಹೇಳು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳು ಅಂತಿದ್ದಾನೆ. ಅದಕ್ಕೆ ಚಿಂತೆ
1: ಹೌದು.

0: ಭಾವಾಜಿ ನಿನಗೆಲ್ಲ ಹುಟ್ಟಿದವ್ ನಿನ್ನೊಬ್ಬ ಕಣೆಯ. ಅಯ್ಯ
1: ಏನಮ್ಮ,
0: ನಿನ್ನನ್ನು ಪಡೆಯಬೇಕಾದ್ರೂ ನಮಗೆ ಎಷ್ಟು ಕಷ್ಟವಾಯ್ತು ಗೊತ್ತೇನು?
1: ಹೌದೇಂತ,
0: ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತೇಳಿ ಊರಿನ ಜನವೆಲ್ಲ ಆಡ್ಕೊಳ್ಳುವಂತ ಸಮಯದಲ್ಲಿ ನಿಮ್ಮ ತಂದೆ ನಾನು ಇಬ್ಬರು
1: ಹೌದು
0: ನಾವಿನ್ನು ಬದುಕಬಾರದು ಅಂತೇಳಿ ವಿಷ ಕಾಯಿಸಿಕೊಂಡು ಮನೆಯಲ್ಲಿ ಕುಡಿಯುವಂತ ಕಾಲದಲ್ಲಿ ನಾವು ವಿಷ ಕಾಯಿಸಿದ್ದು ಶಿವನ ಗುರುವಾಗಿ ಕೈಲಾಸದಿಂದ ಶಿವಾರ್ವತಿಯರು ಬಂದು
1: ಹೌದೇನಮ್ಮ
0: ನಾವು ಕುಡಿಯುವ ವಿಷದ ಗಂಜಿಯನ್ನು ಕುಡಿದು ನಿನ್ನ ಒಂದು ಮಕ್ಕಳ ಭಾಗ್ಯವನ್ನು ಕೊಟ್ಟು ಹೋದ್ರು.
1: ಸರಿ ತಾಯಿ,
0: ಅದರಲ್ಲಿ ಹುಟ್ಟಿದವನೇ ನೀನೊಬ್ಬ. ಕಂದ, ನನ್ನ ಮಾತನ್ನು ಕೇಳು, ಈ ಹೆಣ್ಣು ಮಕ್ಕಳ ಆಸೆ ಬಿಡು.
1: ಇಲ್ಲ ತಾಯಿ.
0: ತಾಯಿ ಮಾತನ್ನು ಕೇಳಿ ಮೈದಾಡರ ಮನಸ್ಸಿಗೆ ನಿರ್ಧಾರ ಮಾಡಿಕೊಂಡ. ಅಕ್ಕ ಭಾವ ಇಲ್ಲ ಎಂದ ಮೇಲೆ ನಾನು ನಾಳಿಂದ ಪಾಠಶಾಲೆಗೆ ಹೋಗಲ್ಲ ತಾಯಿ ಅಂತ

ಚಂದ್ರಾಯುಧವನ್ನು ತೆಗೆದು ಮನೆಯ ಬಾಗಿಲು ನಿಂತುಕೊಂಡು ತನ್ನ ಕತ್ತಿನ ಮೇಲೆ ಮಡಿಕೊಂಡ, ಕತ್ತು ಇಕೊಂಡು ಸತ್ತೋಯ್ತೀನಿ ಅಂತ ಹೇಳಿ. ತಾಯಿ ಮುಂದೆ ಮಕ್ಕಳು ಸತ್ತರೆ ಯಾವ ತಾಯಿ ಸುಮ್ಮನಿರ್ತಾಳೆ? ಓಡೋಡಿ ಬರ್ತಾನೆ ಮೈದಾನ ರಾಮ.

0: ತಾಯಿ ಓಡೋಡಿ ಬಂದು ಮಗನ ಕತ್ತು ತಕ್ಕೊಂಡು ಕೊಡೋ ಅಂದ್ರೆ, ಅಯ್ಯ ನಿಮ್ಮಪ್ಪ ಸತ್ತ ಮೇಲೆ ನಾನು ಸಾಯ್ಬೇಕಾಗಿತ್ತು, ನಾನು ಸತ್ತೋದ್ರೆ ನಿನ್ನ ತಬ್ಲಿ ಮಾಡ್ಬಿಡ್ತೀನಿ ಅಂತ ಹೇಳಿ ನಿನಗಾಗಿ ಪ್ರಾಣ ಮುಡಿಕೊಂಡು ಬದಿಕೊಂಡಿದ್ದೀನಿ ಮಗನೇ. ನೀನು ನನ್ನನ್ನು ಬಿಟ್ಟು ಸತ್ತೋದ್ರೆ ನಾನು ಯಾರಿಗೋಸ್ಕರ ಬದುಕಿರ್ಲಪ್ಪ, ಯಾರಿಗೋಸ್ಕರ ಬದುಕಿರ್ಲಿ ಅಂತ ಹೇಳಿ ತಬ್ಕೊಂಡು ಹೇಳ್ತಿದ್ರೆ, ಇಲ್ಲಮ್ಮ ಇಲ್ಲ ಇಲ್ಲ ನಾನು ಬದುಕಿರಲ್ಲ ಅಂತೇಳಿ ನೇನು ಕತ್ಕೊಯ್ಕೊಂಡು ಪ್ರಾಣ ಬಿಡಬೇಕು. ಅದರಲ್ಲಿ ತಾಯಿ ನಿರ್ಧಾರಕ್ಕೆ ಬಂದ್ಲು, ನಾನಿಷ್ಟು ಸತ್ತು ಹೇಳದೆ ಒಂದಕ್ಕೂ ಬೆಲೆ ಇಲ್ಲ, ಇನ್ಮೇಲೆ ಸುಳ್ಳಾದ್ರೂ ಹೇಳಿ ನನ್ನ ಮಗನ ಪ್ರಾಣ ಉಳಿಸಬೇಕು ಅಂತ ಹೇಳಿ ಕೈಲಾಸದ ಕಡೆ ಕೈಯತ್ತು ಮುಗಿದು ಮಹಮ್ಮ. ಶಿವ ಪರಮೇಶ್ವರ ಲೋಕನಾಳುವಂತ ಜಗನ್ ಮಾತೆ ಗೌರಿ,
1: ಹೌದು
0: ನಿಮ್ಮಿಬ್ಬರನ್ನ ಅಕ್ಕ ಭಾವ ಅಂತ ಹೇಳ್ತಾ ಇದ್ದೀನಿ, ನನ್ನ ಅಪರಾಧವನ್ನು ಮನ್ನಿಸಿ ಅಂತ ಹೇಳಿ ಆ ಪ್ರಾಣ ಬಿಡುವ ಮೈದಾಳ ರಾಮನ ಮುಂದೆ ಕೋಡಾಗಿ ಹೇಳ್ತಿದ್ದಾರೆ, ಕಂದ ಮೈದಾಳ ರಾಮ ಸ್ವಲ್ಪ ನಿಲ್ಲಿಸೋ ನಿಲ್ಲಿಸಯ್ಯ, ಅಕ್ಕ

ಮಧುರ ಮುಂಜಾವು ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ನಿನ್ನ ಸ್ಮರಣ ಲೀಲಾಶ್ರವಣ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ. ರಚನೆ ಆರ್ ಎನ್ ಜಯಗೋಪಾಲ್.